ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದಗಳು.

0: ಶುಭೋದಯ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೂ, ಸಮಸ್ತ ಕನ್ನಡ ನಾಡಿನ ಜನತೆಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶ್ರೀ ಪರಾಭವ ಸಂವತ್ಸರ, ಶ್ರಾವಣ ಮಾಸ, ಶಿವಯೋಗ, ತೈತುಲಕರಣ, ಕಟಕ ಸೌರ, ಶ್ರಾವಣ ಶುದ್ಧ. ದಿನಾಂಕ 15/8/26 ಶನಿವಾರ. ಈ ದಿನದ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಇಂತಿವೆ. ಬೆಳಗ್ಗೆ 6:10 ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಇದರಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷತೆ ಬಗ್ಗೆ ತಿಳಿಸಲಿದ್ದಾರೆ ಆರ್ಜೆ ಶ್ವೇತಾರವರು. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ, ಅದನ್ನು ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ರವರು ನಡೆಸಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಶಿವಮೊಗ್ಗದ ವಿಜಯ ಗಣೇಶ್ ರವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು, ಗಾದೆಗಳ ಮಹತ್ವದ ಬಗ್ಗೆ ತಿಳಿಸಲಿದ್ದಾರೆ ದಿನೇಶ್ ಹೊಸನಗರರವರು. ಬೆಳಗ್ಗೆ 8:00 ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. 8:00-9:00 ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಆರ್ಜೆ ಶ್ವೇತಾರವರು ಭಾಗವಹಿಸಲಿದ್ದಾರೆ. ಬೆಳಗ್ಗೆ 9:00 ವಿಶೇಷ ಲೈವ್ ಕಾರ್ಯಕ್ರಮದಲ್ಲಿ ಮಹಾಲಕ್ಷ್ಮಿರವರು ಸ್ವಾತಂತ್ರ್ಯ ವಿಶೇಷತೆ ಬಗ್ಗೆ ತಿಳಿಸಲಿದ್ದಾರೆ. ಬೆಳಗ್ಗೆ 10:00 ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯೋತ್ಸವದ ಕ್ವಿಜ್ ಬಗ್ಗೆ ತಿಳಿಸಲಿದ್ದಾರೆ ಆರ್ಜೆ ರಕ್ಷಿತಾ ಹೊಳ್ಳರವರು. ಬೆಳಗ್ಗೆ 11:00 ಸ್ವಾತಂತ್ರ್ಯ ಹೋರಾಟದ ನೆಲೆಗಳು, ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರರವರು ನಡೆಸಲಿದ್ದಾರೆ. ಇದರಲ್ಲಿ ಹಸೀನಾ ಕಾದ್ರಿರವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಮಧ್ಯಾಹ್ನ 12:00 ಈಸೂರು ಹೋರಾಟದ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿರವರು ನಡೆಸಲಿದ್ದಾರೆ. ಇದರಲ್ಲಿ ಶಿವಮೊಗ್ಗದ ರಂಗಕರ್ಮಿ ಕಾಂತೇಶ್ ಕದರ ಮಂಡಲಗಿರವರು ಭಾಗವಹಿಸಲಿದ್ದಾರೆ. ಮಧ್ಯಾಹ್ನ 1:00 ಯುವಜನತೆ ಮತ್ತು ಸ್ವಾತಂತ್ರ್ಯ, ಈ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರವರು ನಡೆಸಲಿದ್ದಾರೆ. ಮಧ್ಯಾಹ್ನ 2:00 ಕೇಳುಗರ ಅಭಿಪ್ರಾಯದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮಧ್ಯಾಹ್ನ 3:00 ಮಹಿಳೆ ಮತ್ತು ಸ್ವಾತಂತ್ರ್ಯ, ಈ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾ ನಡೆಸಲಿದ್ದಾರೆ. ಸಂಜೆ 4:00 ಸ್ವಾತಂತ್ರ್ಯೋತ್ಸವ ಕ್ವಿಜ್, ಈ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಲಿದ್ದಾರೆ. ಸಂಜೆ 5:00 ಗೀತಭಾರತಿ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗನ್ನುಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಲಿದ್ದಾರೆ. ಸಂಜೆ 6:30 ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾರವರು ನಡೆಸಲಿದ್ದಾರೆ. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಲಿದ್ದಾರೆ. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೆರವರು. ರಾತ್ರಿ 8:30 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30 ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದ ಆ್ಯಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇದರಲ್ಲಿ ಸುಬ್ರಹ್ಮಣ್ಯ ಐತಾಳ್ರವರ ವಿಶೇಷ ಗೀತೆಗಳು ಕೂಡ ಪ್ರಸಾರವಾಗಲಿವೆ. ನಂತರ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿವೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಮತ್ತೊಮ್ಮೆ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶುಭ ದಿನ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹೇಳಿ, ಎಚ್ಚರಗೊಳ್ಳಿ ಸ್ನೇಹಿತರೆ, ಇವತ್ತು ಸಾಮಾನ್ಯ ಬೆಳಕಲ್ಲ, ಯಾವುದೇ ಭಾನುವಾರವೂ ಅಲ್ಲ ಅಥವಾ ಸೋಮವಾರವೂ ಅಲ್ಲ. ಇವತ್ತು ನಮ್ಮ ನಿಮ್ಮೆಲ್ಲರ ರಕ್ತದಲ್ಲಿ ದೇಶ ಪ್ರೇಮ ಉಕ್ಕಿ ಹರಿಯುವ ದಿನ. ಕೋಟ್ಯಾಂತರ ಭಾರತೀಯರ ಎದೆಯಲ್ಲಿ ಹೆಮ್ಮೆಯ ಧ್ವಜ ಹಾರಾಡುವ ಮಹಾ ಸಂಭ್ರಮದ ದಿನ. ನಿಮ್ಮ ಕಣ್ಣುಗಳನ್ನ ಅಗಲವಾಗಿ ಅಗಲಿಸಿ, ಹಕ್ಕಿಗಳ ನಿನಾದದ ಜೊತೆಗೆ ಇವತ್ತು ದೇಶದ ಮೂಲೆ ಮೂಲೆಯಲ್ಲೂ ಕೇಳಿಸ್ತಾ ಇರುವಂತಹ ಒಂದೇ ಒಂದು ಮಾತು, ಅದೇ ಭಾರತ್ ಮಾತಾ ಕಿ ಜೈ. ಹೌದು ಸ್ನೇಹಿತರೆ, ಇವತ್ತು ಆಗಸ್ಟ್ 15, 2026, ನಮ್ಮ ಹೆಮ್ಮೆಯ 80th ಸ್ವಾತಂತ್ರ್ಯೋತ್ಸವ. ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವ ದಿನದ ಶುಭಾಶಯಗಳು. ಯೋಚನೆ ಮಾಡಿ ಸ್ನೇಹಿತರೆ, ಇವತ್ತು ನಾವು ಮುಕ್ತವಾಗಿ ಉಸಿರಾಡ್ತಿದ್ರೆ, ಹೆಮ್ಮೆಯಿಂದ ತಲೆ ಎತ್ತಿ ಓಡಾಡ್ತಿದ್ರೆ, ಭಾರತೀಯರೆಂದು ಎದೆ ತಟ್ಟಿ ಹೇಳ್ಕೊಳ್ತಾ ಇದ್ರೆ, ಅದರ ಹಿಂದೆ ಅದೆಷ್ಟೋ ಮಹಾನ್ ನಾಯಕರ ತ್ಯಾಗವಿದೆ. ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಗಾಂಧೀಜಿ ಮತ್ತು ಅಸಂಖ್ಯಾತರ ವೀರರ ರಕ್ತದ ಹನಿಗಳಿವೆ. ಆ ಹುತಾತ್ಮರ ಆತ್ಮಗಳಿಗೆ ನಾವಿಂದು ತಲೆಬಾಗಿ ನಮನ ಸಲ್ಲಿಸಬೇಕಾದ ಪವಿತ್ರ ದಿನ ಇದು. ಮೈಲುಗಳ ದೂರದಲ್ಲಿ ನಿಂತು ಗಡಿಯನ್ನು ಕಾಯ್ತಾ ಇರೋ ನಮ್ಮ ಸೈನಿಕರ ಧೈರ್ಯವನ್ನು ನೆನಪಿಸಿಕೊಳ್ತಾ, ಇವತ್ತು ನಿಮ್ಮ ರೇಡಿಯೋದಲ್ಲಿ ಬರ್ತಾ ಇರೋ ಪ್ರತಿಯೊಂದು ಪದವು ನಿಮ್ಮಲ್ಲಿ ಹೊಸ ಜೋಶ್, ಹೊಸ ಶಕ್ತಿ ತುಂಬಲಿದೆ. ಹಾಗಾದ್ರೆ ಇನ್ಯಾಕೆ ತಡ? ನಿಮ್ಮ ಆಲಸ್ಯವನ್ನೆಲ್ಲ ಪಕ್ಕಕ್ಕಿಟ್ಟು ಮೈಗೆಲ್ಲ ದೇಶ ಪ್ರೇಮದ ರಕ್ತ ಹರಿಯುವಂತೆ ಮಾಡಿಕೊಳ್ಳಿ. ಇವತ್ತಿನ ಇಡೀ ದಿನ ನಿಮ್ಮೊಂದಿಗೆ ನಿಮ್ಮ ರೇಡಿಯೋದಲ್ಲಿ ಇರುತ್ತೆ ಅಪ್ಪಟ ದೇಶಭಕ್ತಿಯ ರಸದೌತಣ, ಅಚ್ಚುಕಟ್ಟಾದ ನೆನಪುಗಳು ಮತ್ತು ಮರೆಯಲಾಗದ ರಾಗಗಳು ಅಂತ ಹೇಳ್ತಾ, ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಮ್ಮ ದೇಶ ಹೋರಾಟದ ಕಥೆಗಳ, ಸಂಸ್ಕೃತಿಯ ಬಣ್ಣಗಳ ಮತ್ತು ಸಿಹಿಯಾದ ಸಂಬಂಧಗಳ ದೇಶ. ಈ ಸುಂದರ ಭಾರತಕ್ಕೆ ನಮ್ಮ ಹೃದಯಪೂರ್ವಕ ನಮನ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ನಾವೆಲ್ಲರೂ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೇವೆ. ಭಾರತವು ತನ್ನ 80ನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸ್ತಾ ಇದೆ. ಸ್ನೇಹಿತರೆ, ಆಗಸ್ಟ್ 15 ಅಂತಂದ್ರೆ ಸಾಕು, ಮೈಯೆಲ್ಲ ರೋಮಾಂಚನ, ದೇಶಭಕ್ತಿಯ ಸಂಭ್ರಮ ಮನೆ ಮಾಡಿರುತ್ತೆ. ಆದ್ರೆ ನಮ್ಮ ಕೆಲವು ಕೇಳುಗರಿಂದ ಒಂದು ಕ್ಯೂರಿಯಸ್ ಡೌಟ್ ಬಂದಿರುತ್ತೆ. ಏನಪ್ಪ ಅಂದ್ರೆ, ಇವತ್ತು ಆಚರಣೆ ಮಾಡ್ತಾ ಇರೋದು 79ನೇ ಸ್ವಾತಂತ್ರ್ಯ ದಿನಾಚರಣೆನ ಅಥವಾ 80ನೇ ಸ್ವಾತಂತ್ರ್ಯ ದಿನಾಚರಣೆನ ಅಂತ? ಈ ಒಂದು ಕನ್ಫ್ಯೂಷನ್ ಬಗ್ಗೆ ನಾವೀಗ ಮಾಹಿತಿಯನ್ನ ತಿಳಿಯೋಣ. ಇದು ದೇಶಕ್ಕೆ ಸ್ವಾತಂತ್ರ್ಯ ದೊರೆತು 79 ವರ್ಷಗಳು ಪೂರ್ಣಗೊಂಡ ಸಂಕೇತವಾಗಿದೆ. 1947 ಮೊದಲ ಆಚರಣೆಯನ್ನು ಪರಿಗಣಿಸಿ ಲೆಕ್ಕ ಹಾಕಿದಾಗ 2026 80ನೇ ಸ್ವಾತಂತ್ರ್ಯ ದಿನವಾಗುತ್ತೆ. ಸರಳವಾಗಿ ಲೆಕ್ಕ ಹಾಕೋದಾದ್ರೆ 2026 ಮೈನಸ್ 1947 ಈಕ್ವಲ್ಸ್ 79 ವರ್ಷ. ಏನ್ ಶ್ವೇತಾ, ಮ್ಯಾಚ್ ಹೇಳ್ಕೊಡ್ತಾ ಇದೀಯಾ ಅಂತ ಅನ್ಕೊಳ್ತೀರಾ? ಇದು ಭಾರತ ಸ್ವಾತಂತ್ರ್ಯ ಪಡೆದ ಬಳಿಕ ಪೂರ್ಣಗೊಂಡಿರುವ 79 ವರ್ಷಗಳ ಅವಧಿಯಾಗಿರುತ್ತೆ. ಆದರೆ 1947 ಆಗಸ್ಟ್ 15 ಆಚರಣೆಯನ್ನು ಮೊದಲ ಸ್ವಾತಂತ್ರ್ಯ ದಿನವೆಂದು ಪರಿಗಣಿಸುವುದರಿಂದ 2026 ಆಚರಣೆಯನ್ನ 80ನೇ ಸ್ವಾತಂತ್ರ್ಯ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ಉದಾಹರಣೆಗೆ 1947 ಮೊದಲ ಸ್ವಾತಂತ್ರ್ಯ ದಿನ, ಹಾಗೆ 1948 ಎರಡನೇ ಸ್ವಾತಂತ್ರ್ಯ ದಿನ, 1949 ಮೂರನೇ ಸ್ವಾತಂತ್ರ್ಯ ದಿನ, ಹೀಗೆ ಮುಂದುವರೆದು 2025 79ನೇ ಸ್ವಾತಂತ್ರ್ಯ ದಿನ ಆಚರಿಸಲಾಯಿತು. ಇದೀಗ 2026 80ನೇ ಸ್ವಾತಂತ್ರ್ಯ ದಿನವನ್ನ ಆಚರಿಸಲಾಗ್ತಾ ಇದೆ. ಕೇಳಿಸ್ಕೊಂಡ್ರಿ ಅಲ್ವಾ ಸ್ನೇಹಿತರೆ? ನಿಮ್ಮ ಕನ್ಫ್ಯೂಷನ್ಸ್ಗೆ ಆನ್ಸರ್ ಸಿಕ್ತು ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಇನ್ನು ಮುಂದಿನ ಭಾಗದಲ್ಲಿ 2026 ಸ್ವಾತಂತ್ರ್ಯ ದಿನದ ಮಹತ್ವದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಮಣ್ಣಿನ ಸುಗಂಧ, ನಮ್ಮ ರಾಷ್ಟ್ರಧ್ವಜದ ಮೂರು ಬಣ್ಣಗಳು ಮತ್ತು ಪ್ರತಿಯೊಬ್ಬ ಭಾರತೀಯನ ಎದೆಯಲ್ಲಿ ದೇಶಭಕ್ತಿಯ ಅಲೆಯುಕ್ಕುವ ದಿನ. ಹೌದು ಸ್ನೇಹಿತರೆ, ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆಗೆ ಒಂದೊಂದು ವಿಶೇಷ ಥೀಮ್ ಅಥವಾ ಧ್ಯೇಯವಾಕ್ಯವಿರುತ್ತೆ. ಆದರೆ ಈ ವರ್ಷದ 2026ರ ಸ್ವಾತಂತ್ರ್ಯ ದಿನಾಚರಣೆಯ ಧ್ಯೇಯವಾಕ್ಯವಂತೂ ನಮ್ಮ ಇತಿಹಾಸದ ಗತವೈಭವವನ್ನು ನೆನಪಿಸುತ್ತಲೇ ಭವಿಷ್ಯದ ಭಾರತದ ದೊಡ್ಡ ಕನಸಿಗೆ ಅಡಿಪಾಯ ಹಾಕಿದೆ. ಆ ಎರಡು ಮುಖ್ಯ ವಿಷಯಗಳು ಯಾವುದು ಗೊತ್ತಾ? ಮೊದಲನೇದಾಗಿ ವಂದೇ ಮಾತರಂನ 150 ವರ್ಷಗಳು. ಹೌದು ಸ್ನೇಹಿತರೆ, ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರು ರಚಿಸಿದ ನಮ್ಮ ಅಮರ ಗೀತೆ ವಂದೇ ಮಾತರಂ ಬ್ರಿಟಿಷರ ದಬ್ಬಾಳಿಕೆಯ ಎದುರು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಫೂರ್ತಿಯ ಮಂತ್ರವಾಗಿದ್ದ ಆ ಸಾಲುಗಳಿಗೆ ಈಗ ಬರೋಬ್ಬರಿ 150 ವರ್ಷಗಳು ತುಂಬಿವೆ. ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು, ತ್ಯಾಗ ಬಲಿದಾನಗಳನ್ನು ಮತ್ತೊಮ್ಮೆ ಕಣ್ಣಿಗೆ ಕಟ್ಟುವಂತೆ ನೆನಪಿಸಲು ಈ ಧ್ಯೇಯವಾಕ್ಯ ಸಾಕ್ಷಿಯಾಗಿದೆ ಅಂತಾನೆ ಹೇಳಬಹುದು. ಇನ್ನ ಎರಡನೆಯದಾಗಿ, ವಿಕಸಿತ ಭಾರತ ಎಟ್ 2047ಕ್ಕಾಗಿ ಯುವ ಶಕ್ತಿ. ಇದು ಕೇವಲ ಒಂದು ಘೋಷಣೆಯಲ್ಲ ಸ್ನೇಹಿತರೆ, ನಮ್ಮ ಮುಂದಿನ 100 ವರ್ಷಗಳ ಬಲವಾದ ಕನಸು. ಭಾರತಕ್ಕೆ ಸ್ವಾತಂತ್ರ್ಯ ಬಂದು 100 ವರ್ಷಗಳು ಪೂರ್ಣಗೊಳ್ಳುವ 2047ರ ವೇಳೆಗೆ ನಮ್ಮ ದೇಶವನ್ನು ಜಗತ್ತಿನ ನಂಬರ್ 1 ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಪರಿವರ್ತಿಸುವ ಗುರಿ ನಮ್ಮಲ್ಲಿದೆ. ಈ ಬೃಹತ್ ಗುರಿಯನ್ನು ಸಾಧಿಸುವ ಅತಿ ದೊಡ್ಡ ಶಕ್ತಿ ಬೇರೆ ಯಾರದ್ದೋ ಅಲ್ಲ, ನಮ್ಮ ದೇಶದ ಯುವ ಜನರದ್ದು. ಸೈನ್ಸ್, ಇನೋವೇಷನ್, ಸ್ಟಾರ್ಟ್ಅಪ್ಗಳು ಮತ್ತು ನಾನಾ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಭಾರತೀಯ ಯುವಕರು ಜಗತ್ತನ್ನೇ ಬೆರಗುಗೊಳಿಸಿದ್ದಾರೆ. ಹಾಗಾದರೆ ಸ್ನೇಹಿತರೆ, ನಮ್ಮ ಐತಿಹಾಸಿಕ ಇತಿಹಾಸವನ್ನು ಗೌರವಿಸೋಣ, ಜೊತೆಗೆ ಭಾರತವನ್ನು ವಿಶ್ವಗುರುವಾಗಿ ಮಾಡುವ ಜವಾಬ್ದಾರಿಯನ್ನು ನಮ್ಮ ಹೆಗಲಿಗೆ ತೆಗೆದುಕೊಳ್ಳೋಣ. ಇವತ್ತಿನ ಈ ದಿನ ಇಡೀ ದೇಶ ಒಂದೇ ಧ್ವನಿಗೂಡಲಿ. ಭಾರತ್ ಮಾತಾ ಕಿ ಜೈ, ಜೈ ವಂದೇ ಮಾತರಂ. ಕೇಳ್ತಾ ಇರಿ ಅರುಣೋದಯ ಕಾರ್ಯಕ್ರಮ. ಈಗ ಒಂದು ಭಕ್ತಿ ಗೀತೆಯನ್ನ ಕೇಳಿ ಆನಂದಿಸಿರಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: भारत माता की जय।
1: ಮತ್ತೊಮ್ಮೆ ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ನಮ್ಮ ದೇಶ ಅಕ್ಷರಶಃ ತ್ರಿವರ್ಣ ಧ್ವಜದ ಬಣ್ಣದಲ್ಲಿ ಮಿಂದೆದ್ದಿದೆ. ಬ್ರಿಟಿಷರ ದಾಸ್ಯದಿಂದ ಮುಕ್ತರಾಗಿ ನಾವೆಲ್ಲರೂ ಸ್ವತಂತ್ರ ಭಾರತದ ಮುಕ್ತ ವಾತಾವರಣದಲ್ಲಿ ಉಸಿರಾಡ್ತಾ ಇರೋದಕ್ಕೆ ಇವತ್ತು ಅಕ್ಷರಶಃ ಹೆಮ್ಮೆಯ ದಿನ. ಅದರಲ್ಲೂ ನಮ್ಮ ಶಿವಮೊಗ್ಗದಲ್ಲಿ ಇವತ್ತಿನ ಈ ಹಬ್ಬದ ಸಂಭ್ರಮ ಹೇಗಿದೆ ಗೊತ್ತಾ? ಬನ್ನಿ, ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಬೀದಿ ಬೀದಿಗಳಲ್ಲಿ ಮೊಳಗ್ತಾ ಇರುವ ದೇಶಭಕ್ತಿಯ ಅಲೆಯನ್ನ ಒಮ್ಮೆ ಕಣ್ತುಂಬಿಕೊಳ್ಳೋಣ. ಸ್ನೇಹಿತರೆ, ಬೆಳಗ್ಗೆಯಿಂದಲೇ ನಮ್ಮ ಶಿವಮೊಗ್ಗದ ನೆಹರು ಸ್ಟೇಡಿಯಂ ಸೇರಿದಂತೆ ಪ್ರಮುಖ ಸರ್ಕಾರಿ ಹಾಗೂ ಖಾಸಗಿ ವಿದ್ಯಾಸಂಸ್ಥೆಗಳಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನೆರವೇರಲಿದೆ. ಪುಟ್ಟ ಮಕ್ಕಳು ಕೈಯಲ್ಲಿ ಪುಟ್ಟ ತ್ರಿವರ್ಣ ಧ್ವಜಗಳನ್ನು ಹಿಡಿದು ಭಾರತ್ ಮಾತಾ ಕೀ ಜೈ, ವಂದೇ ಮಾತರಂ ಎನ್ನುವ ಘೋಷಣೆಗಳನ್ನು ಕೂಗುತ್ತಾರೆ. ಆ ದೃಶ್ಯ ನೋಡೋದೇ ಕಣ್ಣಿಗೆ ಹಬ್ಬ. ನಗರದ ಪ್ರಮುಖ ವೃತ್ತಗಳು, ಸಾರ್ವಜನಿಕ ಉದ್ಯಾನವನಗಳು ಹಾಗೂ ಅಂಗಡಿ ಮುಂಗಟ್ಟುಗಳು ಕೂಡ ಕೇಸರಿ, ಬಿಳಿ, ಹಸಿರು ಬಣ್ಣದ ವಿದ್ಯುತ್ ದೀಪಗಳಿಂದ ಕಂಗೊಳಿಸ್ತಾ ಇವೆ. ಸಾರ್ವಜನಿಕರು ಎಲ್ಲೆಡೆ ಅತ್ಯಂತ ಸಡಗರದಿಂದ ಪಾಲ್ಗೊಂಡಿದ್ದಾರೆ. ಹಿರಿಯರು ಯುವಕರು ಅನ್ನೋ ಭೇದವಿಲ್ಲದೆ ಎಲ್ಲರೂ ಒಂದೇ ವೇದಿಕೆಯಡಿ ದೇಶದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ನಂತರದ ಈ ಹೆಮ್ಮೆಯ ಮೈಲಿಗಲ್ಲನ್ನು ಕಣ್ತುಂಬಿಕೊಳ್ತಿದ್ದಾರೆ ಅಂತಾನೆ ಹೇಳಬಹುದು. ಸೊ ಸ್ನೇಹಿತರೆ, ಈ ಬಾರಿ 80ನೇ ಸ್ವಾತಂತ್ರ್ಯೋತ್ಸವದ ವಿಶೇಷತೆ ಏನ್ ಗೊತ್ತಾ? ಬರೀ ಧ್ವಜಾರೋಹಣಕ್ಕೆ ಮಾತ್ರ ಸೀಮಿತವಾಗದೆ ನಮ್ಮ ಶಿವಮೊಗ್ಗದ ವಿವಿಧ ಯುವ ಬಳಗಗಳು ಹಾಗೂ ಸಂಘ ಸಂಸ್ಥೆಗಳು, ರಕ್ತದಾನ ಶಿಬಿರಗಳು, ಪರಿಸರ ಸಂರಕ್ಷಣೆಗಾಗಿ ಸಸಿ ನೆಡುವ ಅಭಿಯಾನಗಳು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನಗಳನ್ನು ನೆನಪಿಸುವ ವಿಶೇಷ ಕಲಾ ಪ್ರದರ್ಶನಗಳು ಹಮ್ಮಿಕೊಂಡಿದೆ. ನಮ್ಮ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ತೆತ್ತ ತ್ಯಾಗಿಗಳನ್ನು ಸ್ಮರಿಸುತ್ತಾ ಇವತ್ತಿನ ಯುವ ಪೀಳಿಗೆಗೆ ದೇಶದ ಬಗ್ಗೆ ಇರಬೇಕಾದ ಕಾಳಜಿ ಹಾಗೂ ಜವಾಬ್ದಾರಿಯ ಬಗ್ಗೆ ವಿಶೇಷ ಜಾಗೃತಿ ಮೂಡಿಸಲಾಗುತ್ತೆ. ಇದು ಕೇವಲ ಒಂದು ದಿನದ ಸಂಭ್ರಮವಲ್ಲ, ಬದಲಿಗೆ ನಮ್ಮ ದೇಶದ ಐಕ್ಯತೆ ಮತ್ತು ಅಖಂಡತೆಯನ್ನು ಮತ್ತೊಮ್ಮೆ ಗಟ್ಟಿಗೊಳಿಸುವ ಪ್ರತಿಜ್ಞಾ ದಿನ. ಹಾಗಾದ್ರೆ ಸ್ನೇಹಿತರೆ, ಸ್ವಾತಂತ್ರ್ಯ ಅನ್ನುವುದು ನಮಗೆ ಸುಲಭವಾಗಿ ಸಿಕ್ಕಿದ್ದಲ್ಲ. ಸಾವಿರಾರು ವೀರರ ರಕ್ತದ ಬೆವರು, ತ್ಯಾಗದ ಫಲವಾಗಿ ನಮಗೆ ಸಿಕ್ಕ ಈ ಸ್ವಾತಂತ್ರ್ಯದ ಮೌಲ್ಯವನ್ನು ನಾವು ಎಂದೆಂದಿಗೂ ಕಾಪಾಡಿಕೊಳ್ಳಬೇಕು. ನಮ್ಮ ಕೈಲಾದಷ್ಟು ದೇಶದ ಅಭಿವೃದ್ಧಿಗೆ ಶ್ರಮಿಸೋಣ. ನಮ್ಮ ನಾಡನ್ನು ಇನ್ನಷ್ಟು ಸುಂದರವಾಗಿ, ಸ್ವಚ್ಛವಾಗಿ ಮತ್ತು ಸೌಹಾರ್ದಯುತವಾಗಿಡಲು ಕೈ ಜೋಡಿಸೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸ್ವಾತಂತ್ರ್ಯದ ಸಂಭ್ರಮ, ಸ್ವಾತಂತ್ರ್ಯದ ಸಂವಾದ.
1: ಈ ಸ್ವಾತಂತ್ರ್ಯ ದಿನದಂದು ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮೂಡಿ ಬರಲಿದೆ ವಿಶೇಷ ಲೈವ್ ಕಾರ್ಯಕ್ರಮಗಳು.
0: ಸ್ವಾತಂತ್ರ್ಯದ ಅರ್ಥವೇನು? ಇಂದಿನ ನಮ್ಮ ಭಾರತದಲ್ಲಿ ಸ್ವಾತಂತ್ರ್ಯದ ಸ್ಥಿತಿ ಹೇಗಿದೆ?
1: ಮಹಿಳಾ ಸ್ವಾತಂತ್ರ್ಯ, ಯುವಕರ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಹೀಗೆ ಸ್ವಾತಂತ್ರ್ಯದ ವಿವಿಧ ಆಯಾಮಗಳ ಕುರಿತು ವಿಭಿನ್ನ ವಿಷಯಗಳ ವಿಶೇಷ ಕಾರ್ಯಕ್ರಮಗಳು
0: ಬೆಳಗ್ಗೆ 8 ಸಂಜೆ 5 ನಿರಂತರವಾಗಿ ನಿಮ್ಮೊಂದಿಗೆ ವಿಶೇಷ ಲೈವ್ ಪ್ರಸಾರ.
1: ನಿಮ್ಮ ಧ್ವನಿ,
0: ನಿಮ್ಮ ಅಭಿಪ್ರಾಯ,
1: ನಿಮ್ಮ ಮಾತುಗಳು,
0: ನಿಮ್ಮ ಪ್ರಶ್ನೆಗಳು.
1: ರೇಡಿಯೋ ಶಿವಮೊಗ್ಗ 90.8 FM ಸ್ವಾತಂತ್ರ್ಯ ದಿನದ ವಿಶೇಷ ಲೈವ್ ಕಾರ್ಯಕ್ರಮ ಕೇಳಿ, ಮಾತನಾಡಿ, ಭಾಗವಹಿಸಿ. ನಮ್ಮ ಸಂಖ್ಯೆ 9686096279.
2: ನಮ್ಮ ದೇಶ ಹೋರಾಟದ ಕಥೆಗಳ, ಸಂಸ್ಕೃತಿಯ ಬಣ್ಣಗಳ ಮತ್ತು ಸಿಹಿಯಾದ ಸಂಬಂಧಗಳ ದೇಶ. ಈ ಸುಂದರ ಭಾರತಕ್ಕೆ ನಮ್ಮ ಹೃದಯಪೂರ್ವಕ ನಮನ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ
4: ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಶೇಷ ಕಾರ್ಯಕ್ರಮ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷ ಕಾರ್ಯಕ್ರಮವಾಗಿದೆ. ಈ ದೇಶದ ಮಹಾನ್ ಚಿಂತಕರಾದ ಮಹಾತ್ಮ ಗಾಂಧೀಜಿರವರ ಬದುಕನ್ನು ಅರಿತುಕೊಳ್ಳುವ ಪ್ರಯತ್ನ ನಮ್ಮದಾಗಿದೆ. ಗಾಂಧೀಜಿರವರ ಬದುಕು ಎಂದರೆ ಅದೊಂದು ತೆರೆದಿಟ್ಟ ಪುಸ್ತಕದಂತೆ. ಗಾಂಧಿ ಅವರ ಬದುಕನ್ನು ಹೆಚ್ಚೆಚ್ಚು ಅರ್ಥ ಮಾಡಿಕೊಳ್ಳುವ ಮುಖಾಂತರವಾಗಿ ನಮ್ಮನ್ನು ನಾವು ಕಂಡುಕೊಳ್ಳಬೇಕಿದೆ. ಹೀಗಾಗಿ ಈ ವಿಶೇಷ ಪ್ರಯತ್ನವನ್ನು ರೇಡಿಯೋ ಶಿವಮೊಗ್ಗ ಮಾಡುತ್ತಿದೆ. ಹಿರಿಯ ಚಿಂತಕ ಡಿಎಸ್ ನಾಗಭೂಷಣ್ರವರ ರಚನೆಯ ಗಾಂಧಿ ಕಥನ, ಈ ಕೃತಿಯನ್ನು ಧ್ವನಿಯಾಗಿಸಿದ್ದಾರೆ ವಾಣಿ ಪೆರಿಯೋಡಿ. ಈಗ ನೀವು ಕೇಳಲಿದ್ದೀರಿ ಗಾಂಧಿ ಕಥನ.

ನಮಸ್ಕಾರ. ಗಾಂಧಿ ಕಥನ 13. ಜಾನ್ ರಸ್ಕಿನ್ ಅವರ ಅಂಟು ದಿಸ್ ಲಾಸ್ಟ್ ಓದಿದ ಮೇಲೆ ಒಂದು ಪ್ರಭಾವಿತರಾಗಿ ಫೀನಿಕ್ಸ್ ಆಶ್ರಮ ಶುರು ಮಾಡಿದ್ರಲ್ಲ, ಅದು ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗಲಿಕ್ಕೆ ಶುರುವಾಯಿತು. ಈ ನಡುವೆ ರಾಮದಾಸ ಇದ್ದಾನಲ್ಲ, ಅವರ ಚಿಕ್ಕ ಮಗ 8ನೇ ವರ್ಷ ಅವನಿಗೆ, ಅವನು ಹಡಗು ಪ್ರಯಾಣದಲ್ಲಿ ಬರುವಾಗ ಅವನ ಕೈ ಮೂಳೆ ಮುರಿದಿತ್ತು. ಅದಕ್ಕೆ ಕೂಡ ಅವರು ಮಣ್ಣು ನೀರಿನ ಚಿಕಿತ್ಸೆ ಮಾಡ್ತಾರೆ. ಮಣಿಲಾಲನ ವಿಷಮಶೀತ ಜ್ವರ ಬಂದಾಗ ಎಷ್ಟು ಆತಂಕ ಪಟ್ಟಿದ್ರೋ ಅಷ್ಟೇ ಆತಂಕ ಈಗಲೂ ಪಡ್ತಾರೆ. ಆದರೆ ಹೇಗೋ ಗುಣಪಡಿಸ್ತಾರೆ. ಆದರೆ ಒಂದು ಒಪ್ಪಿಕೊಳ್ತಾರೆ, ಒಂದು ಹೇಳ್ತಾರೆ ಆ ಹೊತ್ತಿನಲ್ಲಿ, ಇಂಥ ಪ್ರಯೋಗವನ್ನು ಸಾರಾಸಗಟಾಗಿ ನಾನು ಶಿಫಾರಸು ಮಾಡೋದಿಲ್ಲ. ಇದು ಎಂತಾದರೂ ಮಾಡೋದಾದರೂ ಕೂಡ ನಮ್ಮ ಮೇಲೆ, ನಮ್ಮವರ ಮೇಲೆ ಮಾಡಿದ ಮೇಲೇ ಕೂಡ ಮಾತ್ರ ಇದರ ಬಗ್ಗೆ ಮಾತಾಡಲಿಕ್ಕೆ ಸಾಧ್ಯ ಅಂತ ಅಷ್ಟು ಸ್ಪಷ್ಟವಾಗಿ ಅದನ್ನು ಹೇಳಿದ್ದಾರೆ ಅವರು. ಆಮೇಲೆ ಅವರಿಗೆ ಇನ್ನೊಂದು ಅನ್ನಿಸ್ಲಿಕ್ಕೆ ಶುರು ಆಗ್ತದೆ, ಈ ಫೀನಿಕ್ಸ್ ಆಶ್ರಮದಲ್ಲಿ ಕುಟುಂಬಗಳು ಇರಬೇಕಲ್ಲಿ ವಾಸ ಮಾಡಿ, ಒಂದು ಕುಟುಂಬ ಜೀವನ ಒಂದು ಸಾಮುದಾಯಿಕ ಬದುಕಿನ ಮಾದರಿಯಲ್ಲಿ ಕಾಣಲಿಕ್ಕೆ ಶುರು ಆಗಬೇಕು ಅಂಥೇಳಿ. ಈ ಜೋಹಾನ್ಸ್ಬರ್ಗ್ ಮನೆಯಲ್ಲಿ ಅವರ ಮನೆಯವರಿದ್ದರು, ವಕೀಲರ ಕಚೇರಿಯ ಸಹಾಯಕರಿದ್ದರು, ಅವರ ಕುಟುಂಬದ ಸದಸ್ಯರಿದ್ದರು, ಅದೇ ಒಂದು ದೊಡ್ಡ ಸಮೂಹ ಇತ್ತು. ಅದರ ಜೊತೆಗೆ ಅವರು ಈಗ ಪೋಲಾಕ್ಗೆ ನೀನು ಕೂಡ ಮದುವೆ ಆಗೋ, ಅಲ್ಲಿ ಫೀನಿಕ್ಸ್ ಆಶ್ರಮದಲ್ಲಿ ಇರಬಹುದು ಅಂತ. ಅವರಿಗೆ ಮೊದಲೇ ಒಬ್ಬ ಕ್ರೈಸ್ತ ಹುಡುಗಿ ಮಿಲಿ ಹತ್ರ ಒಂದು ಸ್ನೇಹ ಇತ್ತು. ಅವರಿಗೆ ಮಾತ್ರ ಒಂದು ಭಯ, ಇವರು ಜಾನ್ ರಸ್ಕಿನನ್ನು ಓದಿ ಭಾರಿ ಸರಳ ಜೀವನವನ್ನು ಆಯ್ಕೆ ಮಾಡಿದವರು, ಮಿಲಿಗೆ ಅದು ಇಷ್ಟ ಆಗ್ತದಾ ಇಲ್ವಾ ಅಂತ ಒಂದು ಸಣ್ಣ ಆತಂಕ ಇತ್ತು ಪೋಲಾಕ್ಗೆ. ಆವಾಗ ಗಾಂಧಿ ಹೇಳ್ತಾರೆ, ಹೃದಯ ಮಿಲನಕ್ಕೆ ಬಡತನದ ಅಡ್ಡಿ ಆಗಲಾರದು, ಬಡವರಿಗಿಲ್ಲದಿದ್ದರೆ ಮದುವೆ ಆಗಲಿಕ್ಕಿಲ್ಲ ಅಲ್ಲ.

ಜಾಗತಿಕ ಮಾದರಿಯ ಸುಖಿ ಕುಟುಂಬ ಆಗ್ಬಿಟ್ಟಿರ್ತದೆ. ಎಲ್ಲರ ಖರ್ಚೆಲ್ಲ ಗಾಂಧೀಜಿ ನೋಡ್ಕೊಳ್ತಾರೆ, ಮತ್ತೆ ಎಲ್ಲರಿಗೆ ಅವರವರ ಕೆಲಸಗಳು, ಅವರವರ ದುಡಿಮೆ ಅಂತ ಒಂದು ಇರ್ತದೆ. ಇದರ ಜೊತೆಗೆ ಮಕ್ಕಳಿಗೆ ಅನೌಪಚಾರಿಕ ಶಿಕ್ಷಣ ಮುಂದುವರಿತಾನೆ ಇರ್ತದೆ. ಈ ಹಿಂದೆ ಹೇಳಿದ ಹಾಗೇನೆ ನಡೀತಾ ಇದೆ. ಆದರೆ ಅವರಿಗೆ ಒಂದೊಂದು ಸತಿ ಅನ್ನಿಸ್ತದೆ, ಮತ್ತೆ ಕೂಡ ಅದು ಅನ್ನಿಸ್ತದೆ, ಅವರ ಪ್ರಾಥಮಿಕ ಶಿಕ್ಷಣದ ಅಗತ್ಯವನ್ನು ಯಾವ ಮಟ್ಟದಲ್ಲಿ ಒದಗಿಸಬೇಕು, ಅದನ್ನು ಒದಗಿಸಲಿಕ್ಕೆ ಆಗಲಿಲ್ಲ ತನಗೆ ಒಬ್ಬ ತಂದೆಯಾಗಿ ಅಂತ ಒಂದು ಭಾವನೆ ಇದೆ. ಅದರ ಜೊತೆಗೇನೆ ಹರಿಲಾಲನ ಹೊರತು ಉಳಿದವರೆಲ್ಲರೂ ತನ್ನ ಜೊತೆಗೆ ಸಾರ್ವಜನಿಕ ಜೀವನದಲ್ಲಿ ಸಹಭಾಗಿಯಾಗಿದ್ರು ಅನ್ನೋ ಒಂದು ಖುಷಿಯೂ ಇದೆ, ಆ ತೃಪ್ತಿಯೂ ಇದೆ. ಪೋಲಾಕ್ ಯಾವಾಗಲೂ ಹೇಳ್ತಾ ಇರ್ತಾರೆ ಅದು ವಿಶ್ವ ಭಾಷೆ ಇಂಗ್ಲೀಷನ್ನು ಕಲಿಸುವಂತ. ಇಂಗ್ಲೀಷ್ ಕಲಿಯೋದ್ರ ಬಗ್ಗೆ ಅವರಿಗೇನು ತೊಂದರೆ ಇಲ್ಲ, ಆದರೆ ಎಳೆ ವಯಸ್ಸಿನಲ್ಲೇ ಮಕ್ಕಳಿಗೆ ಇಂಗ್ಲೀಷ್ನಲ್ಲಿ ಯೋಚಿಸಲಿಕ್ಕೆ, ಇಂಗ್ಲೀಷ್ನಲ್ಲಿ ಮಾತಾಡಲಿಕ್ಕೆ ಕಲಿಸೋದು ಅಂತಂದರೆ ಅವರ ಪ್ರಕಾರ ಅದು ಒಂದು ದ್ರೋಹವೇ. ಅಂದರೆ ತಮ್ಮನ್ನು ಅರಿತುಕೊಳ್ಳದೆ, ತಮ್ಮ ಸ್ಥಳೀಯವಾದದ್ದನ್ನು ಕಲಿತುಕೊಳ್ಳದೆ ಇನ್ನೊಂದು ಯಾವುದೋ ಪರಕೀಯ ಭಾಷೆ ಕಲಿಯೋದು, ಅದರಲ್ಲಿ ಯೋಚನೆ ಮಾಡೋದು, ಅದು ದೇಶಕ್ಕೂ ದ್ರೋಹ ಮಾಡಿದಾಗೆ ಅಂತ ಬಲವಾಗಿ ನಂಬಿರ್ತಾರೆ ಗಾಂಧಿ. ಈ ಸಂದರ್ಭದಲ್ಲಿ ಇನ್ನೊಂದು ಶುರುವಾಗ್ತದೆ. 1906 ಜುಲು ದಂಗೆ ಶುರುವಾಗ್ತದೆ. ಅದು ಬುಡಕಟ್ಟಿನ ಕಪ್ಪು ವರ್ಣೀಯರು ಅವರಿಗೇನಾಗಿರ್ತದೆ ಅಂದರೆ ಅವರ ಮೇಲೆ ಹೊಸ ತೆರಿಗೆ ಹಾಕಿರ್ತಾರೆ. ಆ ತೆರಿಗೆಯನ್ನು ಪ್ರತಿಭಟಿಸಿ ತುಂಬ ಸಿಟ್ಟಿನಿಂದ ಇಬ್ಬರು ಇಂಗ್ಲಿಷ್ ಅಧಿಕಾರಿಗಳನ್ನು ಸಾಯಿಸಿ ಹಾಕಿರ್ತಾರೆ. ಆವಾಗ ಗಾಂಧಿಗೆ ಈ ದಂಗೆ ಆಗುವಾಗ ಗಾಂಧಿ ತುಂಬ ಪ್ರಾಮಾಣಿಕವಾಗಿ ಮತ್ತೆ ನೇಟಾಲ್ನ ಬ್ರಿಟಿಷ್ ಸರ್ಕಾರಕ್ಕೆ ನೆರವು ಕೊಡಲಿಕ್ಕೆ ಹೋಗ್ತಾರೆ. ಅವರ ಕೆಲಸ ಶುಶ್ರೂಷೆ ಮಾಡೋದು, ಶುಶ್ರೂಷೆ ಮಾಡುವ ದಳವನ್ನು ತಗೊಂಡು ಅಲ್ಲೇ ಹೋಗ್ತಾರೆ. ಇದು ನೇಟಾಲ್ನ ಬ್ರಿಟಿಷ್ ಸರ್ಕಾರ ಅದರ ಜೊತೆಗೆ. ಆದರೆ ಅಲ್ಲಿ ಹೋದ ಮೇಲೆ ಗಾಂಧೀಜಿಗೆ ಗೊತ್ತಾಗ್ತದೆ ಇದು ದಂಗೆ ಅಲ್ಲ, ಇದು ಇವರ ಪ್ರತಿಭಟನೆ, ಇವರಿಗದು ಅನ್ಯಾಯ ಅಂತ ಅನಿಸಿತು ಈ ಕರ ಕೊಡುದು, ಅದಕ್ಕಾಗಿ ಮಾಡಿದ್ದಾರೆ ಅಂತ. ಅದು ಒಂದು ಚಿಕ್ಕ ಒಂದು ಪ್ರತಿಭಟನೆ ಆದ ಕಾರಣ ಬ್ರಿಟಿಷ್ ಸರ್ಕಾರ ಬಹಳ ಸುಲಭವಾಗಿ ಅದನ್ನು ಅಡಗಿಸಿಬಿಟ್ಟಿತ್ತು. ಈ ಜುಲು ಲ್ಯಾಂಡ್ ಅನ್ನೋದು ಗಿರಿ ಕಣಿವೆ ಪ್ರದೇಶದ ಒಂದು ಊರು. ಆ ಊರಿನಲ್ಲಿ ಇರುವಾಗ ಗಾಂಧೀಜಿಗೆ ತುಂಬ ದೂರ ಹೋಗಬೇಕಾಗತ್ತೆ, ಅಲ್ಲಿಯ ಸಮಸ್ಯೆಗಳ ಅರ್ಥ ಆಗ್ತದೆ, ತುಂಬ ಮತ್ತೆ ಮತ್ತೆ ಆಳವಾಗಿ ಯೋಚನೆ ಮಾಡಲಿಕ್ಕೆ ಶುರು ಆಗ್ತದೆ. ಒಂದು ಸತ್ಯ ದರ್ಶನ ಆಗೋದಂದರೆ ಏನು, ಅದಕ್ಕೆ ಎಂಥ ಅಂತಃಕರಣವನ್ನು ಬೆಳೆಸಬೇಕು, ಏಕಾಗ್ರತೆಗೆ ತೊಂದರೆ ಆಗುವಂಥ ಅಂಶಗಳೇನು. ಆವಾಗೆಲ್ಲ ಅವರಿಗೆ ಒಂದು ಕಾಣುದೇ ಸಂತಾನಾಭಿವೃದ್ಧಿಗೆ ಕಡಿವಾಣ ಹಾಕಬೇಕು, ಒಂದು ದೈಹಿಕ ಆಸೆಗಳಿಗೆ ಕಡಿವಾಣ ಹಾಕಬೇಕು. ಇದು ಮತ್ತೆ ಮತ್ತೆ ಅವರಿಗೆ ತುಂಬ ತೀವ್ರವಾಗಿ ಕಾಡೋದು. ಅವರು ಫೀನಿಕ್ಸ್ ಕುಟುಂಬಗಳ ಜೊತೆಗೆ ಇದನ್ನು ಚರ್ಚೆ ಕೂಡ ಮಾಡ್ತಾರೆ. ಮತ್ತು ಅವರು ಕರೆಕ್ಟಾಗಿ ಬ್ರಹ್ಮಚರ್ಯದ ಪ್ರತಿಜ್ಞೆ ತಗೊಳ್ಳೋದು 1947. 1948 ಅವರ ಹತ್ಯೆ ಆಗುವ ತನಕ ಅಖಂಡ ಬ್ರಹ್ಮಚರ್ಯವನ್ನು ಪಾಲಿಸ್ತಾರೆ. ತುಂಬ ಕಷ್ಟ ಆಗ್ತದೆ, ಅದೇನು ಸುಲಭ ಆಗೋದಿಲ್ಲ. ದೊಡ್ಡ ಸವಾಲುಗಳು ಆಗಾಗ ಬರ್ತಿರ್ತವೆ, ಅದನ್ನು ಮೀರಿ ಅದನ್ನು ಬದುಕ್ತಾರೆ ಅವರು. ಆ ಆಶ್ರಮದಲ್ಲಿ ಕೆಲವರು ಹೇಳ್ತಾರೆ ನಮಗದು ಕಷ್ಟ ಆಗ್ಬೋದು ಅಂತ, ಆದರೆ ಮತ್ತೆ ಕೆಲವರು ಅವರನ್ನು ಅನುಸರಿಸಲಿಕ್ಕೆ ಶುರು ಮಾಡ್ತಾರೆ. ಇದು ಒಂದು ನಡೀತಾ ಇರ್ತದೆ. ಈಗ ಅವರಿಗೆ ಫಿನಿಕ್ಸ್ನಲ್ಲೇ ಇರಲಿಕ್ಕಾಗೋದಿಲ್ಲ, ಜೋಹಾನ್ಸ್ಬರ್ಗಿಗೆ ವಕೀಲ ಕೆಲಸಕ್ಕಾಗಿ ಬರಬೇಕಾಗ್ತದೆ. ಮತ್ತು ಅಲ್ಲಿಗೆ ಬರುವಾಗಲೂ ಕೂಡ ಒಂಟಿಯಾಗಿ ಬಂದರೆ ಆಗೋದಿಲ್ಲ, ಪೊಲಾಕ್ ಮತ್ತು ಮಿಲಿಯನ್ನು ಸಹಕಾರಕ್ಕಾಗಿ ಕರೆಸಿಕೊಳ್ತಾರೆ ಕೂಡ. ಆದರೆ ಈ ಸಾರಿ ಅವರಿಗೆ ಮನೆ ಆಡಂಬರ ಬೇಡ ಅಂತ ಅನಿಸಿಬಿಡ್ತದೆ. ಏನನ್ನು ಹೇಳ್ತೇವೋ ಅದನ್ನು ಬದುಕಲಿಕ್ಕೆ ಪ್ರತಿ ಹಂತದಲ್ಲಿ ಪ್ರಯತ್ನ ಮಾಡಬೇಕಲ್ಲ, ಅದಕ್ಕೆ ಮನೆ ಸರಳವಾಗಿರಬೇಕು, ವಿಶೇಷ ಸೌಕರ್ಯಗಳು ಯಾವುದೂ ಇರಬಾರ್ದು. ಆ ಮಿನಿಗೆ ಸ್ವಲ್ಪ ಮಿಲಿಗೆ ಸ್ವಲ್ಪ ಇಂಟ್ರೆಸ್ಟ್ ಇರ್ತದೆ ಮನೆಯೆಲ್ಲ ಅಲಂಕಾರ ಎಲ್ಲ ಮಾಡಲಿಕ್ಕೆ, ಅದಕ್ಕೂ ಕೂಡ ಅವರು ಬೇಡ ಹೇಳ್ತಾರೆ. ಇಷ್ಟೊತ್ತಿನಲ್ಲಿ ಟ್ರಾನ್ಸ್ವಾಲ್ ಆಡಳಿತ ಇನ್ನೊಂದು ಕರಾರು ಇದು ಮಾಡಲಿಕ್ಕೆ ಶುರು ಮಾಡುತ್ತದೆ, ಇನ್ನೊಂದು ಆದೇಶ ಹೊರಡಿಸ್ತದೆ. ಈ ಭಾರತೀಯರು, ಏಷ್ಯನ್ನರು, ಅದರಲ್ಲಿ ಮುಖ್ಯವಾಗಿ ಭಾರತೀಯರು ಬಿಳಿಯ ಪ್ರಜಾವರ್ಗದಿಂದ ಒಂದು ಥರ ಬೇರ್ಪಡಿಸಿ ಬಿಡುವಂಥ ಒಂದು ಕಾಯ್ದೆ. ಮುಂದೆ ಈ ಕಾಯ್ದೆಗೆ ಅಲ್ಲಿ ಅವರು ಏನು ಹೆಸರಿಡ್ತಾರೆ ಅಂದರೆ ಕರಾಳ ಏಷಿಯಾಟಿಕ್ ಕಾಯ್ದೆ ಅಂತಲೇ ಕುಪ್ರಸಿದ್ಧ ಆಗಿರ್ತದೆ ಈ ಕಾಯ್ದೆ. ಇದರ ಪ್ರಕಾರ ಹೊಸದಾಗಿ ಬಿಳಿಯರಲ್ಲದವರು ಟ್ರಾನ್ಸ್ವಾಲ್ಗೆ ಪ್ರವೇಶ ಮಾಡುವ ಹಾಗೆ ಇಲ್ಲ. ಮತ್ತು ಈ ಶಾಸನ ಏನು ಹೇಳುತ್ತದೆ ಅಂದರೆ ಟ್ರಾನ್ಸ್ವಾಲ್ನಲ್ಲಿ ವಾಸಿಸುವ 8 ವರ್ಷ ವಯಸ್ಸು ಮೀರಿದ ಪ್ರತಿ ಭಾರತೀಯರು ಏಷ್ಯಾಟಿಕ್ ನೋಂದಣಿ ಪುಸ್ತಕದಲ್ಲಿ ಎಲ್ಲ ವಿವರ ಬರೆದಿರಬೇಕು, ಮತ್ತು ಅವರಿಗೊಂದು ರಹದಾರಿ ಪತ್ರ ಕೊಡ್ತಾರೆ,
ಅದನ್ನು ಸದಾ ತಮ್ಮ ಜೊತೆಗೆ ಇಟ್ಟಿರಬೇಕು.

ಯಾವಾಗ ಕೇಳಿದ್ರು ಕೂಡ ಅದನ್ನ ಕೊಡ್ಲೇಬೇಕು. ಅದನ್ನೇನಾದರೂ ಸಹಕಾರ ಕೊಡದಿದ್ರೆ ಟ್ರಾನ್ಸ್ಫಲ್ಲಿಂದ ಆಚೆಗೆ ಗಡೀಪಾರು ಮಾಡೋದು. ಅವರ ಆಸ್ತಿ ಪಾಸ್ತಿ ಎಂತ ಬೇಕಾದ್ರೂ ಇರಲಿ, ಎಲ್ಲವನ್ನ ಬಿಟ್ಟು ಗಡೀಪಾರು ಮಾಡಬೇಕು. ಇಂಥ ಒಂದು ವಿಚಾರ ಗಾಂಧೀಜಿಗೆ ಇದರ ಸುದ್ದಿ ಸುಳಿವು ಸಿಗಲಿಕ್ಕೆ ಶುರುವಾಗಿರ್ತದೆ. ಆವಾಗ ಒಂದು ಸಭೆ ಕರೀತಾರೆ. ಈ ಸಭೆ ಇದೆಯಲ್ಲ, ಇದನ್ನು ಒಂದು ಐತಿಹಾಸಿಕ ಸಭೆ ಅಂತ ಒಂದು ದಾಖಲೆ ಇದೆ ಇದಕ್ಕೆ. ಈ ಜೋಹಾನ್ಸ್ಬರ್ಗ್ ಹೊಸ ಮನೆ ಕಚೇರಿಯಲ್ಲಿ ಇರುವಾಗ ಅವರಿಗೆ ಸರ್ಕಾರದ ರಾಜಪತ್ರದಲ್ಲಿ ಈ ಪ್ರಕಟಣೆ ಕಾಣಿಸ್ತದೆ. ಈ ಪ್ರಕಟಣೆ ಕಂಡ ತಕ್ಷಣ ಇದೇನಾದರೂ ಜಾರಿಗೆ ಬಂದರೆ ದೊಡ್ಡ ಕಂಟಕವೇ ಅಂತ ಹೇಳಿ ತಕ್ಷಣ ಇಂಡಿಯನ್ ಒಪಿನಿಯನ್ನಲ್ಲಿ ಗುಜರಾತಿಯಲ್ಲಿ ಈ ಕರಡು ಮಸೂದೆಯ ಶಾಸನವನ್ನು ವಿವರಿಸಿ ಬರೀತಾರೆ. ಅದು ಹಾಗೆ ಆದರೆ ಭಾರತೀಯರಾರೂ ಕನಿಷ್ಠ ಘನತೆ ಇಲ್ಲದೆ ಬದುಕಬೇಕಾಗ್ತದೆ ಅಂಥ ಒಂದು ಸ್ಥಿತಿ ಬರ್ತದೆ. ಮತ್ತು ದಕ್ಷಿಣ ಆಫ್ರಿಕಾದ ಭಾರತೀಯ ಸಮುದಾಯಕ್ಕೆ ಒಂದು ಕರಾಳ ಭವಿಷ್ಯ ಅದು ಬರ್ದಿಟ್ಟ ಹಾಗೆ ಆಗಿಬಿಟ್ಟಿರ್ತದೆ. ಅದಕ್ಕಾಗಿ ಅವರು ಭಾರತೀಯ ಮುಖಂಡರ ಸಭೆ ಕರೆಯೋದು. ಆ ಸಭೆಯಲ್ಲಿ ಈ ಕರಡು ಮಸೂದೆಯ ಶಬ್ದಶಃ ವಿವರ ಕೊಡ್ತಾರೆ ಅರ್ಥ ಮಾಡಲಿಕ್ಕಾಗಿ. ಇದು ನಡೆದಿದ್ದು 1906 ಸೆಪ್ಟೆಂಬರ್ 11 ಜೋಹಾನ್ಸ್ಬರ್ಗ್ನ ಯಹೂದ್ಯರ ರಂಗಮಂದಿರ ಎಂಪೈರ್ ಕಟ್ಟಡದಲ್ಲಿ. ಸುಮಾರು 3,000 ಜನ ಸೇರಿರ್ತಾರೆ. ಎಲ್ಲ ಥರದ ಜನ, ಕಾರ್ಮಿಕರಿಂದ ಹಿಡಿದು ಶ್ರೀಮಂತ ವರ್ತಕರಿಂದ ಹಿಡಿದು ಎಲ್ಲ ಥರ. ಮತ್ತು ಈ ಜಾಗಕ್ಕೆ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಸತ್ಯಾಗ್ರಹ ಅನ್ನುವ ಪರಿಕಲ್ಪನೆ ಬೀಜ ಆದದ್ದೇ ಮೊಳೆತದ್ದು ಇಲ್ಲಿ ಆ ಕ್ಷಣದಲ್ಲಿ. ಹಾಗೆಯೇ ಜನ ಎಲ್ಲ ಅಂತೂ ಒಂದು ನೋವಿನಿಂದ ಇರುವಾಗ ಏನೋ ಒಂದು ಸಾಧ್ಯ ಅಂತ ಒಂದು ಭರವಸೆ ಮೂಡುವಾಗ ಒಂದು ಬರ್ತದಲ್ಲ ಅಂತ ಒಂದು ನಿರೀಕ್ಷೆಯಲ್ಲಿ ಇರ್ತಾರೆ. ಅಲ್ಲಿ ಒಂದು ನಿರ್ಧಾರ ತಗೊಳ್ತಾರೆ, ಅನೇಕ ನಿರ್ಣಯಗಳು. ಒಂದು ಮುಖ್ಯ ನಿರ್ಣಯ ಏನು ಅಂತಂದರೆ ಈ ಮಸೂದೆಯ ವಿರುದ್ಧ ಸರ್ವ ಪ್ರಯತ್ನ ನಡೀತದೆ, ಪ್ರತಿರೋಧ ಮಾಡಲಿಕ್ಕಿರ್ತದೆ. ಆದರೆ ಒಂದು ವೇಳೆ ಇದು ಶಾಸನವಾಗಿ ಬಂದರೆ ಕೂಡ ಅದಕ್ಕೆ ತಲೆ ಬಾಗದೆ ಎಂಥ ಕಷ್ಟ ಬಂದರೂ ಕೂಡ ಎದುರಿಸ್ಬೇಕು, ಅದನ್ನು ಒಪ್ಪಲಿಕ್ಕಂತೂ ಇಲ್ಲ, ಇದು ನಿರ್ಧಾರ ಮಾಡ್ತಾರೆ. ಅಷ್ಟೊತ್ತಿಗೆ ಎಲ್ಲರೂ ಚಪ್ಪಾಳೆ ತಟ್ಟಿ ಅದಕ್ಕೊಂದು ಗೌರವ ಸೂಚಿಸ್ತಾರೆ. ಆವಾಗ ಸೇಠ್ ಹಾಜಿ ಅಬೀಬ್ ಅಂತ ಇರ್ತಾರೆ ಅಲ್ಲಿ. ಅವರು ಬರೀ ಚಪ್ಪಾಳೆ ಹಾಕೋದು ಮಾತ್ರ ಅಲ್ಲ, ದೇವರನ್ನು ಸಾಕ್ಷಿಯಾಗಿಟ್ಕೊಂಡು ಈ ಶಾಸನಕ್ಕೆ ತಲೆಬಾಗುವುದಿಲ್ಲ ಅಂತ ಒಂದು ಪ್ರತಿಜ್ಞೆ ಮಾಡಬೇಕು ಅಂತ ಕರೆ ಕೊಡ್ತಾರೆ. ಮುಂದಿನ ಕಂತಿನಲ್ಲಿ ನೋಡೋಣ.

0: ಇದುವರೆಗೂ ವಾಣಿ ಪೆರಿಯೋಡಿರವರು ನಡೆಸಿಕೊಟ್ಟ ಗಾಂಧಿ ಕಥನ ಕೇಳಿದಿರಿ. ಈ ಕೃತಿಯ ರಚನೆಕಾರರು ಹಿರಿಯ ಚಿಂತಕ ಡಿಎಸ್ ನಾಗಭೂಷಣ್. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷವಾದ ಕಾರ್ಯಕ್ರಮವಾಗಿದೆ. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ಅಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
2: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
1: ನಿನ್ ಮಾತಿನ ಅರ್ಥ,
2: ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
3: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
4: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ನಮ್ಮ ದೇಶ ಹೋರಾಟದ ಕತೆಗಳ, ಸಂಸ್ಕೃತಿಯ ಬಣ್ಣಗಳ ಮತ್ತು ಸಿಹಿಯಾದ ಸಂಬಂಧಗಳ ದೇಶ. ಈ ಸುಂದರ ಭಾರತಕ್ಕೆ ನಮ್ಮ ಹೃದಯಪೂರ್ವಕ ನಮನ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
7: ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ 80th ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ನಮ್ಮ ಭಾನುಲಿ ಕೇಳುಗರೆಲ್ಲರಿಗೂ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದವರೇ ಆದ ಹಾಗೆ ಅರಣ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಈಗ ನಿವೃತ್ತರಾಗಿರುವಂತಹ ಶ್ರೀಮತಿ ಗೀತಾ ಅವರು ವಚನಗಳಲ್ಲಿ ನಮ್ಮ ಶಿವಶರಣರ ದೃಷ್ಟಿಯಲ್ಲಿ ಸ್ವಾತಂತ್ರ್ಯದ ಪರಿಕಲ್ಪನೆಯ ಕುರಿತಾಗಿ ಇವತ್ತು ವಚನ ವಿಹಾರ ಕಾರ್ಯಕ್ರಮದಲ್ಲಿ ಮಾತಾಡ್ತಾರೆ, ಕೇಳೋಣ.
8: ಎಲ್ಲರಿಗೂ ಶರಣ ಶರಣಾರ್ಥಿಗಳು. ನನ್ನ ಹೆಸರು ಬಿಜಿ ಗೀತಾ, ಶಿವಮೊಗ್ಗ. ನಾನೀಗ ಪ್ರಸ್ತುತಪಡಿಸುತ್ತಿರುವ ವಿಷಯ ಶರಣರ ದೃಷ್ಟಿಯಲ್ಲಿ ಸ್ವಾತಂತ್ರ್ಯದ ಪರಿಕಲ್ಪನೆ. ಈ ವಿಷಯದ ಬಗ್ಗೆ ನಾನು ಕೊಡುತ್ತಿರುವ ಶೀರ್ಷಿಕೆ ಏನೆಂದರೆ, ಮೇದಿನಿಗೆ ಬಂತು ಹೊಸ ಬೆಳಕು. ಹುಟ್ಟಿದ ಎಲ್ಲರಿಗೂ ಸ್ವತಂತ್ರವಾಗಿ ಇರುವ ಬಯಕೆ ಇರುತ್ತದೆ. ಸ್ವಾತಂತ್ರ್ಯ ಪಡೆಯುವುದು ಎಲ್ಲ ಜೀವಿಗಳ ಹಕ್ಕು. ಸ್ವಾತಂತ್ರ್ಯ ಮತ್ತು ಹಕ್ಕು ಇವೆರಡು ಒಂದಕ್ಕೊಂದು ಪೂರಕವಾದ ಅಂಶಗಳು. 12th century ಜಾತಿಗಳ ನಡುವಿನ ಅಂತರ, ವರ್ಗಗಳ ನಡುವಿನ ಅಂತರ, ಸ್ತ್ರೀಯರಿಗೆ ಸ್ವಾತಂತ್ರ್ಯ ಇಲ್ಲದಿರುವುದು, ಈ ಎಲ್ಲವುಗಳನ್ನು ಕಂಡು ಸ್ವಾತಂತ್ರ್ಯ ಎಂಬ ಪರಿಕಲ್ಪನೆಗೆ ಜೀವ ತುಂಬಿದರು ಬಸವಾದಿ ಶರಣರು. ನಿರ್ಬಂಧಗಳು, ಶೃಂಖಲೆಗಳಿಲ್ಲದ ಸಮಾನ ಅವಕಾಶವೇ ಸ್ವಾತಂತ್ರ್ಯ. ಸ್ವಾತಂತ್ರ್ಯವನ್ನು ಕ್ರಾಂತಿ ಮೂಲಕ ಪಡೆಯಬೇಕು. ಈ ಉದ್ದೇಶಕ್ಕಾಗಿ ಸಂಘಟಿತರಾಗಿ ವ್ಯವಸ್ಥಿತವಾದ ಕಾರ್ಯಯೋಜನೆಯ ಮೂಲಕ ಜನಜಾಗೃತಿ ಮೂಡಿಸಿ ಉದ್ದೇಶಪೂರ್ವಕವಾಗಿ ಬದಲಾವಣೆ ತರುವುದನ್ನು ಕ್ರಾಂತಿ ಎನ್ನಲಾಗುತ್ತದೆ. ಯಾವ ವ್ಯಕ್ತಿಗೆ ತಾನು ಇಚ್ಛೆಪಟ್ಟವುಗಳನ್ನು ಅನುಭವಿಸಲು ಅವಕಾಶವಿಲ್ಲವೋ ಆಗ ಪ್ರತಿಭಟನೆ ಮೂಲಕ ಹಕ್ಕು ಸ್ವಾತಂತ್ರ್ಯ ಪಡೆಯಲು ಹೋರಾಟ ಮಾಡಬೇಕಾಗುತ್ತದೆ. 12th century ಕೆಳ ಜಾತಿಯ, ಕೆಳ ವರ್ಗದ ಮಹಿಳೆಯರೊಂದಿಗೆ ನಡೆಯುತ್ತಿದ್ದ ಅಮಾನವೀಯ ಅಸಮಾನತೆ, ಅಪಮಾನ, ಶೋಷಣೆ ಇವುಗಳಿಂದ ಸ್ವಾತಂತ್ರ್ಯ ಪಡೆಯಬೇಕೆಂಬ ಪರಿಕಲ್ಪನೆ ಉಂಟಾಯಿತು. ಇವುಗಳ ವಿಮೋಚನೆಗಾಗಿ ಚಳುವಳಿ ನಡೆಸಿ, ಪ್ರಶ್ನಿಸಿ, ಪ್ರತಿಭಟಿಸಿ, ತಿರಸ್ಕರಿಸಿ, ನಿರಾಕರಿಸಿ ಇವುಗಳಿಗೆ ಪರ್ಯಾಯ ಮಾರ್ಗವನ್ನು ಕಂಡುಕೊಂಡದ್ದರ ಫಲವೇ ಸ್ವತಂತ್ರ ಶರಣ ಸಮಾಜ ನಿರ್ಮಾಣ. ಶೂದ್ರರು, ದೀನ ದಲಿತರು, ಅಸ್ಪೃಶ್ಯರು, ಮಹಿಳೆಯರು ಮೇಲ್ವರ್ಗದವರ ಭಯದಿಂದಾಗಿ ತಮ್ಮ ದನಿ ಯೋಚನಾಶಕ್ತಿಗಳನ್ನು ಕಳೆದುಕೊಂಡಿದ್ದ ಕಾಲದಲ್ಲಿ ಕಟ್ಟುಪಾಡುಗಳಿಂದ ಮುಕ್ತಿಗೊಳ್ಳಲು ಸ್ವಾತಂತ್ರ್ಯದ ಪರಿಕಲ್ಪನೆ ಮೂಡಿತು. ಹುಟ್ಟಿನಿಂದ ಯಾರೂ ಶ್ರೇಷ್ಠ ಕನಿಷ್ಠ ಎಂಬುದು ಇಲ್ಲದೆ ಎಲ್ಲರೂ ಸಮಾನರು ಎಂಬ ಶರಣರ ತತ್ವವೇ ಸ್ವಾತಂತ್ರ್ಯದ ಪರಿಕಲ್ಪನೆಗೆ ನಾಂದಿಯಾಯಿತು. ಸಮಾಜದ ಕ್ರೂರ ಆಚಾರ ವಿಚಾರ, ನೀತಿ ನಿಯಮ, ಕಟ್ಟುಪಾಡುಗಳು, ಪುರೋಹಿತಶಾಹಿ ವಿರುದ್ಧ, ಅರಸೊತ್ತಿಗೆಯ ವಿರುದ್ಧ, ಅಸಮಾನತೆಯ ವಿರುದ್ಧ, ಧಾರ್ಮಿಕ ಅಸಮಾನತೆಯ ವಿರುದ್ಧ ಹೋರಾಡಿದ ಫಲವೇ ಸ್ವತಂತ್ರ ಶರಣ ಧರ್ಮ ಸ್ಥಾಪನೆ ಹಾಗೂ ಅಸ್ಪೃಶ್ಯರನ್ನು ಸ್ವತಂತ್ರಗೊಳಿಸಿದ ಸಂಭ್ರಮವೇ ನಿಜವಾದ ಸ್ವಾತಂತ್ರ್ಯ.
7: ನಮ್ಮ ಶಿವಶರಣರ ದೃಷ್ಟಿಯಲ್ಲಿ ಸ್ವಾತಂತ್ರ್ಯದ ಪರಿಕಲ್ಪನೆ ಹೇಗೆಲ್ಲ ಇತ್ತು, ಹಾಗೆ ಅವರು ಹೇಗೆಲ್ಲ ಯೋಚನೆಯನ್ನ ಮಾಡ್ತಿದ್ರು ಎಂಬ ವಿಚಾರವಾಗಿ ಶ್ರೀಮತಿ ಬಿಜಿ ಗೀತಾ ಅವರು ಮಾಹಿತಿಯನ್ನ ಹೇಳ್ತಾ ಇದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದ್ ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಮ್ಮ ದೇಶ ಹೋರಾಟದ ಕಥೆಗಳ, ಸಂಸ್ಕೃತಿಯ ಬಣ್ಣಗಳ ಮತ್ತು ಸಿಹಿಯಾದ ಸಂಬಂಧಗಳ ದೇಶ. ಈ ಸುಂದರ ಭಾರತಕ್ಕೆ ನಮ್ಮ ಹೃದಯಪೂರ್ವಕ ನಮನ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀತಿ ಹೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶ್ರೀಮತಿ ಬಿಜಿ ಗೀತಾ ಅವರು ವಚನಗಳಲ್ಲಿ ಸ್ವಾತಂತ್ರ್ಯದ ಕುರಿತು ಹೇಳಿರುವ ವಿಚಾರವನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ, ಕೇಳೋಣ.
3: ಈ ಸ್ವಾತಂತ್ರ್ಯವನ್ನು ಬಸವಣ್ಣನವರು 12ನೇ ಶತಮಾನದಲ್ಲಿಯೇ ತಂದುಕೊಟ್ಟಿದ್ದಾರೆ. ಈ ರೀತಿಯ ಕ್ರಾಂತಿಯಿಂದಾಗಿ ಕಂಡುಕೊಂಡ, ಅಂದರೆ ದೊರೆತ ಸ್ವಾತಂತ್ರ್ಯಗಳು ಯಾವುವೆಂದರೆ, ಭವಿಷ್ಯಕ್ಕೆ ಬೆಳಕನ್ನು ಪಡೆಯಲು ಅಕ್ಷರ ಜ್ಞಾನ ಸ್ವಾತಂತ್ರ್ಯ, ಮೇಲು ಕೀಳೆನ್ನದ ಸಾಮಾಜಿಕ ಸಮಾನತೆಯ ಸ್ವಾತಂತ್ರ್ಯ, ಆಧ್ಯಾತ್ಮಿಕ ಸ್ವಾತಂತ್ರ್ಯ, ಸಮಾನ ಅವಕಾಶಗಳಿಂದ ಸಮಾನ ಗೌರವ ಪಡೆಯುವ, ತಾರತಮ್ಯವನ್ನು ತಿರಸ್ಕರಿಸುವ ಸ್ವಾತಂತ್ರ್ಯ, ಮನಸ್ಸು ಒಪ್ಪದ್ದನ್ನು ನಿರಾಕರಿಸುವ ವಿಚಾರಧಾರೆಯ ಸ್ವಾತಂತ್ರ್ಯ, ಮಹಿಳೆಗೆ ವೈಯಕ್ತಿಕ ಬದುಕನ್ನು ಪಡೆಯುವ ಸ್ವಾತಂತ್ರ್ಯ, ಪುರುಷರಂತೆ ಮಹಿಳೆ ಇಷ್ಟಲಿಂಗ ಪಡೆಯುವ ಧಾರ್ಮಿಕ ಸ್ವಾತಂತ್ರ್ಯ, ಪುರುಷರಂತೆ ಮಹಿಳೆ ಸ್ವಾವಲಂಬಿಯಾಗಿ ಬದುಕುವ, ದುಡಿದು ತಿನ್ನುವ ಸ್ವಾತಂತ್ರ್ಯ, ಮುಕ್ತವಾಗಿ ಚಿಂತಿಸುವ, ಅನಿಸಿಕೆಗಳನ್ನು ಆಂತರಿಕ ಅಭಿಪ್ರಾಯಗಳನ್ನು ದನಿಯೆತ್ತಿ ವ್ಯಕ್ತಪಡಿಸುವ, ನಿರ್ಭೀತಿಯಿಂದ ಚರ್ಚೆ ಮಾಡುವ, ಪ್ರಶ್ನೆ ಕೇಳಿ ಉತ್ತರ ಪಡೆಯುವ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅಂದರೆ ವೈಚಾರಿಕ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ, ನೈತಿಕ ಸ್ವಾತಂತ್ರ್ಯ, ತಮಗೆ ಬೇಕಾದ ಇಚ್ಛೆ ಪಡುವ ಕಾಯಕದ ಆಯ್ಕೆಯ ಸ್ವಾತಂತ್ರ್ಯ, ನಿರ್ಣಯ ತೆಗೆದುಕೊಳ್ಳುವ ಸ್ವಾತಂತ್ರ್ಯ, ಕುಲ ಧರ್ಮಗಳನ್ನು ಮೀರಿ ಮದುವೆಯಾಗಲು ಪರಸ್ಪರ ಪ್ರೀತಿ ಪ್ರೇಮ ವ್ಯಕ್ತಪಡಿಸುವ ವೈವಾಹಿಕ ಆಯ್ಕೆಯ ಸ್ವಾತಂತ್ರ್ಯ, ಸಾಹಿತ್ಯಿಕ ಸ್ವಾತಂತ್ರ್ಯ, ಧಾರ್ಮಿಕ ವಿಚಾರ ತಿಳಿಯಲು ಮತ್ತು ಆಚರಿಸಲು ನ್ಯಾಯಾನ್ಯಾಯ ಪರಿಶೀಲನೆಯ ನ್ಯಾಯ ಕೇಳುವ ಸ್ವಾತಂತ್ರ್ಯ, ದೇಶದೆಲ್ಲೆಡೆ ಮುಕ್ತವಾಗಿ ಸಂಚರಿಸುವ, ಬದುಕುವ, ಗುಣಮಟ್ಟದ ಜೀವನ ನಡೆಸುವ ಸ್ವಾತಂತ್ರ್ಯ, ಶಾಂತಿಯುತವಾಗಿ ಸಭೆ ಸೇರುವ ಸ್ವಾತಂತ್ರ್ಯ, ಗುಣಮಟ್ಟದ ಸಾಂಸ್ಕೃತಿಕ ಬದುಕಿನಲ್ಲಿ ಪಾಲ್ಗೊಳ್ಳುವ ಸ್ವಾತಂತ್ರ್ಯ, ಹೀಗೆ ಇವುಗಳನ್ನು ವಚನ ಸಾಹಿತ್ಯದ ಮೂಲಕ ತಂದುಕೊಟ್ಟರು ಶರಣರು ಸ್ವಾತಂತ್ರ್ಯಗಳನ್ನು.
2: ನಮ್ಮ ಶಿವಶರಣರೆಲ್ಲರೂ ಕೂಡ ತಮ್ಮ ವಚನಗಳಲ್ಲಿ ಸ್ವಾತಂತ್ರ್ಯದ ಕುರಿತಾಗಿ ಹೇಳಿರುವ ವಿಚಾರವನ್ನ ತುಂಬಾ ಚೆನ್ನಾಗಿ ಬಿಜಿ ಗೀತ ಅವರು ತಿಳಿಸಿದ್ರು. ಅಂದ್ರೆ ವಚನ ಸಾಹಿತ್ಯದಲ್ಲಿ ಎಲ್ಲರಿಗೂ ಸಮಾನ ಅವಕಾಶವನ್ನ ಕಲ್ಪಿಸಿರುವುದನ್ನ ನೋಡಬಹುದು, ಹಾಗೆ ಸಮಾನವಾದಂತಹ ಗೌರವವನ್ನ ನೀಡೋದಿರ್ಬೋದು, ಹಾಗೆ ಮಹಿಳೆಯರಿಗೆ ಸಮಾನ ಹಕ್ಕುಗಳಿರ್ಬೋದು, ಹೀಗೆ ಎಲ್ಲ ರೀತಿಯ ಸ್ವಾತಂತ್ರ್ಯ ಕೂಡ ವಚನ ಸಾಹಿತ್ಯದಲ್ಲಿ ನಾವು ಕಾಣಬಹುದು ಎಂಬುದನ್ನ ತುಂಬಾ ಚೆನ್ನಾಗಿ ಬಿಜಿ ಗೀತ ಅವರು ತಿಳಿಸಿದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಶ್ರೀಮತಿ ಬಿಜಿ ಗೀತಾ ಅವರು ವಚನಗಳಲ್ಲಿರುವಂತಹ ಸ್ವಾತಂತ್ರ್ಯದ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ.
1: ಶರಣರು ಕಂಡ ಈ ಎಲ್ಲ ಸ್ವಾತಂತ್ರ್ಯಗಳ ಪರಿಕಲ್ಪನೆಯ ಕನಸು ನನಸಾಗಿ ಪಡೆದಿದ್ದರ ಫಲವಾಗಿ ಅದರ ಫಲಶ್ರುತಿಗಳು ಏನಾಯಿತೆಂದರೆ ಹೆಣ್ಣು ಗಂಡೆಂಬ ಭೇದ ಮುಕ್ತ ಸಮಾಜ ನಿರ್ಮಾಣವಾಯಿತು. ಶಿಕ್ಷಣದಿಂದಾಗಿ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ಎಂಬಂತೆ ಸ್ವಾವಲಂಬಿಯಾಗಿ ಬದುಕುವ ಧೈರ್ಯ ಚಿಂತನ ಮಂಥನದಿಂದಾಗಿ ಅನುಭಾವದ ಸಾಹಿತ್ಯ ರಚನೆಯಾಯಿತು. ನಿರ್ಭೀತ ಮನೋಭೂಮಿಕೆಯಿಂದ ತಮ್ಮ ಇಷ್ಟದ ವಚನಾಂಕಿತಗಳನ್ನು ಬಳಸಿಕೊಳ್ಳಲು ಅವಕಾಶವಾಯಿತು. ಯೋಚನಾ ರೀತಿ ಜೀವನ ನಡೆಸುವ ವಿಧಾನ ನಿರ್ಭಿಡೆಯಿಂದ ಜೀವನ ನಡೆಸಲು ಸಾಧ್ಯವಾಯಿತು. ಸ್ವಂತಿಕೆಯಿಂದ ಬದುಕಲು ಸಾಧ್ಯವಾಯಿತು. ಅದ್ಭುತ ಸಾಧನೆ ಸಾಧಿಸಲು ಸಾಧ್ಯವಾಯಿತು. ಜೀವನ ನಡೆಸುವ ರೀತಿಯಲ್ಲಿ ಪರಿವರ್ತನೆ ಸಾಧ್ಯವಾಯಿತು. ಕೀಳರಿಮೆಯನ್ನು ದಾಟಿ ಸ್ವತಂತ್ರ ಚಿಂತನೆ ಮಾಡಲು ಸಾಧ್ಯವಾಯಿತು. ಆದರ್ಶ ಸಮಾಜದ ನವ ನಿರ್ಮಾಣಕ್ಕೆ, ಜನಸಾಮಾನ್ಯರ ಕೆಳವರ್ಗದವರ ಅಭ್ಯುದಯಕ್ಕೆ, ಲೋಕ ಕಲ್ಯಾಣಕ್ಕೆ, ವಿಶ್ವದ ಪರಿವರ್ತನೆಗೆ ತಳಪಾಯ ಹಾಕಿತು. ಬದಲಾವಣೆಯ ಹುಂಬಣ್ಣವನ್ನು ಪಡೆಯಿತು. ಬದುಕಿನ ಅನುಭವಗಳನ್ನು, ಅಂತರಂಗದ ಮಾತುಗಳನ್ನು ಅಕ್ಷರಗಳ ಮೂಲಕ ಹೊರಹೊಮ್ಮಿಸಲು ವಚನಗಳೆಂಬ ಡಮರುಗ ಮುಳಗಿದವು. ಬದುಕಿನೆಡೆಗೆ ಆತ್ಮವಿಶ್ವಾಸ, ಮನೋಸ್ಥೈರ್ಯ, ವ್ಯಕ್ತಿತ್ವ ರೂಪಿಸಿಕೊಳ್ಳಲು ನೇರ ನಿಷ್ಠುರವಾದಿಗಳಾಗಲು ಸಾಧ್ಯವಾಯಿತು. ಮಹಿಳೆಯರು ಹಾಗೂ ಕೆಳಸ್ತರದ ಜನರು ಅನುಭವ ಮಂಟಪ ಪ್ರವೇಶಿಸುವಂತಾದದ್ದು, ವಚನ ಚಳುವಳಿಯಲ್ಲಿ ಭಾಗವಹಿಸಲು ಸಾಧ್ಯವಾದದ್ದು, ವಿಚಾರ ಪತ್ನಿಯಾಗಲು ಸಾಧ್ಯವಾದದ್ದು, ಅನುಭವದ ಶಿಖರವನ್ನೇರಿ ಮಹತ್ವದ ಕಾರ್ಯಗಳನ್ನು ಮಾಡುವಂತಾದದ್ದು, ತಮ್ಮಲ್ಲಿನ ಅನುಭವಗಳ ಅಮೃತವನ್ನು ಅನಾವರಣಗೊಳಿಸಲು ಸಾಧ್ಯವಾದದ್ದು ಈ ವಚನ ಕ್ರಾಂತಿಯಿಂದಾಗಿ. ಈ ರೀತಿ ಶರಣರ ಯುಗದಲ್ಲಿ ಶರಣರ ದೃಷ್ಟಿಯಲ್ಲಿನ ಸ್ವಾತಂತ್ರ್ಯದ ಪರಿಕಲ್ಪನೆಯಿಂದಾಗಿ ಕತ್ತಲಿನ ಕಾಲದಿಂದ ಸ್ವಾತಂತ್ರ್ಯವೆಂಬ ಬೆಳಕಿನೆಡೆಗೆ ಪಯಣವಾಯಿತು. ಅಂದು ಇದ್ದಂತಹ ಸಾಮಾಜಿಕ ಪರಿಸ್ಥಿತಿಯ ನಕ್ಷೆಯನ್ನೇ ಬದಲಿಸಲು ಸಾಧ್ಯವಾದ ಕಾರಣ ಶೋಷಿತರ ದನಿಗೆ ಉಸಿರಾಗಿದ್ದರಿಂದ ಮೇದಿನಿಗೇ ಬಂತು ಹೊಸ ಬೆಳಕು ಎಂದು ಹೇಳಬಹುದು. ಜಾನಪದದಲ್ಲಿ ಒಂದು ಉಕ್ತಿ ಇದೆ, ಸಾಗು ಸಾಗಲೆ ಬಸವ ಓದು ಕಲಿಯಿತು ಜಗವು, ಹೋದ ಹೋದಲ್ಲಿ ಹೊಸ ಮಾತು ಕೇಳಿದವು, ಮೇದಿನಿಗೆ ಬಂತು ಹೊಸ ಬೆಳಕು ಎಂದು. ಹೌದಲ್ಲವೇ, ಶರಣರ ಕ್ರಾಂತಿಯಿಂದಾಗಿ, ಅವರ ಸ್ವಾತಂತ್ರ್ಯದ ಪರಿಕಲ್ಪನೆಯಿಂದಾಗಿ ಮೇದಿನಿಗೇ ಬಂತು ಹೊಸ ಬೆಳಕು ಅಲ್ಲವೇ. ಧನ್ಯವಾದಗಳು.
0: ನಮ್ಮ ಶಿವಶರಣರ ಉದಾತ್ತ ಚಿಂತನೆಗಳನ್ನ ನೋಡಿದ್ರೆ ನಿಜಕ್ಕೂ ಹೆಮ್ಮೆ ಅನ್ಸುತ್ತೆ, ಖುಷಿ ಅನ್ಸುತ್ತೆ ಸ್ನೇಹಿತರೆ. ಅಂದ್ರೆ ನಮ್ಮ ಶಿವಶರಣರು ಸ್ವಾವಲಂಬನೆಯಿಂದ ವಚನಗಳನ್ನ ರಚಿಸೋದಕ್ಕೆ ಸಾಧ್ಯವಾಗಿದ್ದು ಶಿವಶರಣರ ಸ್ವತಂತ್ರ ಮನೋಭಾವ ಅಥವಾ ಸ್ವಾತಂತ್ರ್ಯ ಪರಿಕಲ್ಪನೆಯಿಂದಾಗಿ ನಮ್ಮ ಶಿವಶರಣರು ಸಾಕಷ್ಟು ವಚನಗಳನ್ನ ರಚಿಸಿರೋದ್ರ ಬಗ್ಗೆ ಶ್ರೀಮತಿ ಬಿಜಿ ಗೀತಾ ಅವರು ತುಂಬಾ ಚೆನ್ನಾಗಿ ವಿವರಿಸಿದ್ರು. ಧನ್ಯವಾದಗಳು ಮೇಡಮ್. ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಾತಂತ್ರ್ಯದ ಪರಿಕಲ್ಪನೆ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರಿ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ಬಗ್ಗೆ ಮಾಹಿತಿ ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಯಿತು. ಮತ್ತೊಮ್ಮೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ನಂತರದಲ್ಲಿ ಬೆರಗು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಅಂದು ಕಾಶ್ಮೀರದ ಭೂಪಾಲ ದೊರೆ ಮಹಾದೇವ ಸಮಸ್ತ ರಾಜ್ಯವನ್ನೇ ತೊರೆದು ಪತ್ನಿ ಸಮೇತ ಕಲ್ಯಾಣಕ್ಕೆ ಬಂದ. ಕಟ್ಟಿಗೆ ಮಾರುವ ಮೋಳಿಗೆಯ ಮಾರಯ್ಯನಾಗಿ ಈ ಬಾಳ ನಾಟಕವನ್ನು ತನ್ನ ಈ ಒಂದು ವಚನದಲ್ಲಿ ಹೀಗೆ ಸೆರೆ ಹಿಡಿದಿದ್ದಾನೆ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ನಮಸ್ಕಾರ, ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಬಿದ್ದ ಮನೆ ಕಟ್ಟು, ಬಿದ್ದುದನು ನಿಲ್ಲಿಪು ದೆನರನ ಮೃತ್ಯುಂಜಯತೆ, ಶುದ್ಧಿಸದೆನ ಭದರೆಯ ಮರ ಮರಳಿ ಮಳೆಯಿಂ, ಗದ್ದೆ ಕೊಯ್ಲಾಗೆ ಮಗುಳ್ದದು ಬೆಳೆಯ ಕುಡದಿಹುದೆ, ಬಿದ್ದ ಮನೆಯನ್ನು ಕಟ್ಟೋ ಮಂಕುತಿಮ್ಮ. ಬಿದ್ದುದನು ಬಿದ್ದಿರುವಂತಹದ್ದನ್ನ ನಿಲ್ಲಿಪುದೆ, ನಿಲ್ಲಿಸದೆ ಇರುತ್ತ, ನರನ ಮೃತ್ಯುಂಜಯತೆ, ಮನುಷ್ಯ ಸಾವನ್ನ ಗೆಲ್ಲೋದನ್ನ. ಶುದ್ಧಿಸದೆ ನಭಧರೆಯ, ಶುದ್ಧಿಸದೆ ಶುದ್ಧ ಮಾಡದ ಆ ನಭ ಅಂದ್ರೆ ಆಕಾಶ, ಈ ಭೂಮಿಯನ್ನ ಮರ ಮರಳಿ ಮಳೆಯಿಂ, ಮಳೆಯನ್ನ ಬರಿಸಿ ಮರಮರಳಿ ಬರೋ ಮಳೆಯಿಂದ, ಗದ್ದೆ ಕೊಯ್ಲಾಗೆ ಗದ್ದೆಯ ಕೊಯ್ಲು ಆಗ್ತಾ ಇದ್ದಾಗೆ, ಮಗುಳ್ದದು ಬೆಳೆಯ ಕೊಡದಿಹುದೆ, ಮಗುಳ್ದದು ಮತ್ತೆ ಮರಳಿ ಬೆಳೆನ ಕೊಡೋದಿಲ್ವದು. ಬಿದ್ದ ಮನೆಯನ್ನು ಕಟ್ಟೋ, ಬಿದ್ದೋಗಿರೋ ಮನೆಯನ್ನ ಪುನಃ ಕಟ್ಟು ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಬಿದ್ದುದನು ನಿಲ್ಲಿಪುದೆ ನರನ ಮೃತ್ಯುಂಜಯತೆ, ಶುದ್ಧಿಸದೆನ ಭದರೆಯ ಮರ ಮರಳಿ ಮಳೆಯಿಂ, ಗದ್ದೆ ಕೊಯ್ಲಾಗೆ ಮಗುಳ್ದದು ಬೆಳೆಯ ಕುಡದಿಹುದೆ, ಬಿದ್ದ ಮನೆಯನ್ನು ಕಟ್ಟೋ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ಬಿದ್ದ ವ್ಯವಸ್ಥೆನ ಕಟ್ಟೋದ್ರಲ್ಲೇ ಮನುಷ್ಯನ ಅಮರತ್ವ ಇದೆ. ಆಕಾಶ ಮೇಲಿಂದ ಮೇಲೆ ಮಳೆನ ಸುರಿಸಿ ಭೂಮಿನ ಶುದ್ಧಗೊಳಿಸುತ್ತಲ್ವಾ? ಗದ್ದೆಯಲ್ಲಿಯ ಬೆಳೆನ ಕೊಯ್ದು ತೆಗೆದ್ರೆ ಮತ್ತೆ ಭೂಮಿ ಬೆಳೆನ ಕೊಡುತ್ತಲ್ವಾ? ಹಾಗಾಗಿ ಬಿದ್ದ ವ್ಯವಸ್ಥೆನ ಕಟ್ಟು ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ನೋಡಿ, ಮೃತ್ಯುಂಜಯ ಅಂದ್ರೆ ಮೃತ್ಯುನ ಜಯಿಸೋದು. ಆದ್ರೆ ಮೃತ್ಯುನ ಗೆಲ್ಲೋದಕ್ಕೆ ಸಾಧ್ಯನಾ? ಯಾರಾದ್ರೂ ಮೃತ್ಯುನ ಗೆದ್ದಿದಾರಾ? ಹಾಗಾದ್ರೆ ಮೃತ್ಯುಂಜಯತೆ ಅನ್ನೋ ಮಾತಿಗೆ ಏನರ್ಥ? ಈ ಮಾತು ಸೂಕ್ಷ್ಮವಾಗಿ ಕಠೋಪನಿಷತ್ತಲ್ಲಿ ಬರುತ್ತೆ. ಪುಟ್ಟ ಬಾಲಕ ನಚಿಕೇತ ಯಮನ ಹತ್ರ ಹೋಗ್ತಾನೆ, ಸಾವಿನ ಗುಟ್ಟನ್ನ ಕೇಳ್ತಾನೆ. ಸಾವನ್ನ ಗೆಲ್ಲೋದಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡ್ತಾನೆ. ಯಮ ಸಾವನ್ನ ಗೆಲ್ಲೋದು ಸಾಧ್ಯ ಇಲ್ಲ ಅಂತ ಅನ್ಕೊಂಡಿದ್ದ ಅವನಿಗೆ ಯಮನ ಉತ್ತರ ಬೆರಗು ಹುಟ್ಟಿಸತ್ತೆ. ಯಮ ಹೇಳ್ತಾನೆ, ಸಾವನ್ನ ಗೆಲ್ಲಬಹುದು, ಆದ್ರೆ ದೇಹದಿಂದ ಅಲ್ಲ, ಮಾಡೋ ಸಾಧನೆಯಿಂದ ಅಂತ. ನೋಡಿ, ಈ ದೇಹದ ಲಕ್ಷಣನೇ ಕರಗಿ ಹೋಗುತ್ತೆ, ಆದ್ರೆ ಅದ್ರ ಮೂಲಕ ಮಾಡಿದ ಕಾರ್ಯ ಇದೆಯಲ್ಲ, ಅದು ಚಿರಾಯುವಾಗಿ ಉಳಿಯತ್ತಲ್ವಾ? ಒಬ್ಬ ರಾಜಕುಮಾರ ಸತ್ಯವಚನ ಮತ್ತೆ ಏಕಪತ್ನಿ ವ್ರತಸ್ಥತೆಯಿಂದ ರಾಕ್ಷಸನ ದಮನ ಮಾಡಿ ಲೋಕೋತ್ತರನಾಗ್ತಾನೆ, ಶ್ರೀರಾಮ ಅನ್ನಿಸ್ಕೊಳ್ತಾನೆ, ದೇವ್ರು ಅನ್ನಿಸ್ಕೊಳ್ತಾನೆ, ಮತ್ತೆ ಶಾಶ್ವತನಾಗಿ ಉಳಿತಾನೆ. ಇನ್ನು ಯಾದವರ ಹುಡುಗ ತನ್ನ ಬದುಕಿನ ಉದ್ದಕ್ಕೂ ನಿರಪೇಕ್ಷನಾಗಿ ಚಕ್ರವರ್ತಿಗಳ ಕಿರೀಟಗಳು ಅವನ ಪದ ತಲದಲ್ಲೇ ಇದ್ರೂ ಸಹ ತಾನು ರಾಜ ಆಗದೆ ಕೇವಲ ಧರ್ಮ ಸ್ಥಾಪನೆಗೆ ತನ್ನ ಬದುಕನ್ನ ಅಹರ್ನಿಶಿ ಸವಿಸ್ತಾನೆ, ಶ್ರೀಕೃಷ್ಣ ಅಂತ ಅನ್ನಿಸ್ಕೊಂಡು ದೇವ್ರಾಗ್ತಾನೆ, ಆಸೆಯನ್ನೇ ನಿರಾಕರಿಸಿ ಜಗಕ್ಕೆಲ್ಲ ಬೋಧಿಸಿದ ಬುದ್ಧ ಅವತಾರಿ ಆಗ್ತಾನೆ. ಇದೇ ರೀತಿಯಲ್ಲಿ ಮಹಾವೀರ, ಯೇಸುಕ್ರಿಸ್ತ, ಪ್ರವಾದಿ ಶಂಕರಾಚಾರ್ಯ, ಬಸವಣ್ಣ, ಶ್ರೀರಾಮಕೃಷ್ಣ, ವಿವೇಕಾನಂದ, ಗಾಂಧಿ ಇತರ ಎಷ್ಟೋ ಜನ ಚಿರಾಯುಗಳಾಗ್ತಾರೆ. ಇವರಲ್ಲಿ ಯಾರು ದೇಹದಿಂದ ಬದುಕಿಲ್ಲ, ಆದರೆ ಅವರ ಗಾಥೆ ಶಾಶ್ವತವಾಗಿದೆ. ಎಲ್ಲರೂ ವ್ಯವಸ್ಥೆನ ಕಟ್ಟಿದವ್ರೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು ಕೂಡ ಅದನ್ನೇ ನೋಡಿ. ಎಲ್ಲಿ ಎಲ್ಲಿ ಧರ್ಮ ಕುಸಿದು ಅಧರ್ಮ ಮೇಲೆದ್ದು ಬರುತ್ತೋ ಆಗ ನಾನು ಮತ್ತೆ ಹುಟ್ಟಿ ಬರ್ತೀನಿ ಅಂತ. ವ್ಯವಸ್ಥೆಯ ಸಾವು ಮೃತ್ಯುಂಜಯನ ಹುಟ್ಟಿಗೆ ಕಾರಣ ಆಗತ್ತೆ. ಅದು ಒಬ್ಬ ವ್ಯಕ್ತಿನೇ ಆಗಬೇಕು ಅಂತಿಲ್ಲ, ಅದು ಒಂದು ಸಮುದಾಯದ ಪ್ರಕ್ರಿಯೆ ಕೂಡ ಆಗಿರಬಹುದು. ಹಿರೋಶಿಮಾ ನಾಗಾಸಾಕಿಗಳ ಮೇಲೆ ಬಿದ್ದ ಬಾಂಬುಗಳು ಇಡೀ ಜಪಾನ್ ದೇಶನ ಉದ್ವಸ್ತಗೊಳಿಸಿದಾಗ ಜಪಾನಿನ ಜನ ದೇಶನ ಜಗತ್ತು ಬೆರಗು ಆಗೋ ಹಾಗೆ ಪುನರ್ ನಿರ್ಮಾಣ ಮಾಡ್ತಾರೆ. ಎರಡೂ ಮಹಾಯುದ್ಧಗಳನ್ನ ಪ್ರಾರಂಭಿಸಿ ತನ್ನ ದೇಶನ ನುಚ್ಚು ನೂರು ಮಾಡಿಕೊಂಡಿದ್ದ ಜರ್ಮನಿ ಮತ್ತೆ ಫೀನಿಕ್ಸ್ ಪಕ್ಷಿ ಹಾಗೆ ಮೇಲೆದ್ದು ತನ್ನನ್ನ ಅಭೂತಪೂರ್ವವಾಗಿ ಸೃಷ್ಟಿಸಿಕೊಂಡದ್ದು ಮೃತ್ಯುಂಜಯತೆಯ ಕಾರ್ಯಗಳೇ. ಇಲ್ಲಿ ಗುಂಡಪ್ಪನವರು ಸುಂದರವಾದ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ನೋಡಿ. ಎಷ್ಟು ಸಲ ಭೂಮಿ ಕೊಳೆ ಆದರೂ ಮಳೆ ಮತ್ತೆ ಬಂದು ಅದನ್ನು ತೊಳೆಯುತ್ತೆ. ಎಷ್ಟು ಸಲ ಬೆಳೆನ ಕತ್ತರಿಸಿದ್ರೂ ಈ ಭೂಮಿ ಮತ್ತೆ ಮತ್ತೆ ಬೆಳೆನ ನೀಡುತ್ತೆ. ಹಾಗೆ ಪ್ರತಿ ಸಲ ವ್ಯವಸ್ಥೆ ಕುಸಿದಾಗ ಅದನ್ನು ಕಟ್ಟೋದೇ ಮೃತ್ಯುಂಜಯತೆ ಅಂತ ಸಾರ್ತಾ ಇದ್ದಾರೆ ನೋಡಿ. ಪ್ರಕೃತಿಯೇ ಒಂದು ಉತ್ಸಾಹದ ಚಿಲುಮೆ ಆಗಿರೋದು ಮನುಷ್ಯನ ಆಘಾತಕ್ಕೆ ಮತ್ತೆ ತನ್ನದೇ ಆದ ವಿಕೋಪಕ್ಕೆ ಎಷ್ಟು ಸಲ ಬಲಿಯಾದ್ರೂ ಮತ್ತೆ ಮತ್ತೆ ಹೊಸ ಪಲ್ಲವದ ಜೊತೆ ಉತ್ಸಾಹದ ಒಟ್ಟಿಗೆ ಹೊರಹೊಮ್ಮತ್ತೆ. ಆ ಪ್ರಕೃತಿಯ ಮಗುವಾದ ಮನುಷ್ಯನೇನು ಸಕಲ ಪ್ರಾಣಿಗಳು ಸಹ ಪ್ರತಿನಿತ್ಯ ಹೊಸ ಉತ್ಸಾಹದಿಂದ ಬದುಕನ್ನ ದೂಡತ್ತೆ. ಮರಳಿ ಯತ್ನವ ಮಾಡು ಅನ್ನೋ ವಾಣಿಯ ಹಾಗೆ ಮನುಷ್ಯ ಪ್ರತಿ ಗಳಿಗೆಯೂ ತನ್ನ ಸ್ಥಿತಿನ ಉತ್ತಮಗೊಳಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾನೆ. ನಮ್ಮ ಸುತ್ತಮುತ್ತಲಿನ ಜನರಲ್ಲಿ ಎಷ್ಟೋ ಜನ ಜೀವನದಲ್ಲಿ ಪೆಟ್ಟು ತಿಂದು ಕೆಳಗೆ ಉರುಳಿದ್ರು ಮತ್ತೆ ತಮ್ಮ ಜೀವನ ಸುಧಾರಿಸಿಕೊಳ್ಳೋದಕ್ಕೆ ನಿರಂತರ ಪ್ರಯತ್ನ ಮಾಡ್ತಾ ಹೊಸ ದಿಕ್ಕಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇರ್ತಾರಲ್ವಾ. ಮಾನಸಿಕವಾಗಿ ಖಿನ್ನರಾದವರನ್ನ ಮತ್ತೆ ಜೀವನ್ಮುಖರನ್ನಾಗಿಸೋದಕ್ಕೆ ಪ್ರಯತ್ನ ಪಡ್ತೀವಲ್ವಾ. ಇದನ್ನೇ ಇಲ್ಲಿ ಗುಂಡಪ್ಪನವರು ಬಿದ್ದ ಮನೆಯನ್ನ ಕಟ್ಟೋ ಅಂತ ಒಂದು ಆದೇಶ ರೂಪದಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ನಮ್ಗೆ ಪರಮಾತ್ಮ ಅಂತಹ ಪುನರುಜ್ಜೀವನದ ಶಕ್ತಿಯನ್ನ ನೀಡ್ಲಿ ಅಂತ ನಾವು ನಿರಂತರ ಪ್ರಾರ್ಥಿಸಿಕೊಳ್ಳೋಣ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
0: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ದೇಶದ ರಕ್ಷಣೆ ಮತ್ತು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಮಹಾನ್ ದೇಶಭಕ್ತರ ತ್ಯಾಗ ಬಲಿದಾನವನ್ನು ಸ್ಮರಿಸುತ್ತಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕ ಮಹಿಳೆಯರ ಹೆಜ್ಜೆ ಗುರುತುಗಳು ಹಾಗೂ ಪತ್ರಿಕೆಗಳ ಪಾತ್ರ ಎಷ್ಟು ಪ್ರಮುಖವಾದದ್ದು, ಜೊತೆಗೆ ಶಿವಮೊಗ್ಗದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟದ ಚಿತ್ರಣ ಇದೇ ವಿಚಾರವಾಗಿ ಆಗಸ್ಟ್ 15 ಬೆಳಗ್ಗೆ 11-12 ಗಂಟೆಯವರೆಗೆ ನಡೆಯುವ ಲೈವ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕುವೆಂಪು ವಿಶ್ವವಿದ್ಯಾಲಯದ ಇತಿಹಾಸ ಉಪನ್ಯಾಸಕರಾದ ಡಾಕ್ಟರ್ ಹಸೀನಾ ಕಾದ್ರಿ ಅವರು ಮಾತುಕತೆಯನ್ನು ನಡೆಸಲಿದ್ದು, ಆರ್ಜಿ ಪವಿತ್ರ ದಿನೇಶ್ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿದ್ದಾರೆ. ನೀವು ಕರೆ ಮಾಡಿ ಮಾತನಾಡಬಹುದು. ನಮ್ಮ ಸಂಖ್ಯೆ 9686096279. ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಿ.
1: ನಮ್ಮ ದೇಶ ಹೋರಾಟದ ಕಥೆಗಳ, ಸಂಸ್ಕೃತಿಯ ಬಣ್ಣಗಳ ಮತ್ತು ಸಿಹಿಯಾದ ಸಂಬಂಧಗಳ ದೇಶ. ಈ ಸುಂದರ ಭಾರತಕ್ಕೆ ನಮ್ಮ ಹೃದಯಪೂರ್ವಕ ನಮನ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್.
0: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
3: ಪೊನ್ನಜ್ಜಿ, ನಮ್ಮ ಅಜ್ಜ ಯಾವಾಗ್ಲೂ ನಮ್ದೇನಿದೆ, ನಾವೆಲ್ಲ ನಿಮಿತ್ತ ಮಾತ್ರ ಅಂತಾರೆ.
4: ಹೌದು, ಅದ್ ನಾನು ಕೇಳಿದ್ದೀನಿ ಅವ್ರು ಹಾಗೆ ಹೇಳೋದನ್ನ.
5: ನಿಮಿತ್ತ ಮಾತ್ರ ಹಾಗಂದ್ರೆ ಏನ್ ಪೊನ್ನಜ್ಜಿ?
6: ನಿಮಿತ್ತ ಹೇಗ್ ಹೇಳೋದು ನಿಮ್ಗೆ ಅಂದರೆ, ಎಲ್ಲಾನು ಭಗವಂತನ ಯೋಚನೆ ಹಾಗೇ ನಡೆಯುತ್ತೆ. ನೀವು ಆ ಒಂದು ಕಾರ್ಯಕ್ಕೆ ಕಾರಣರಾಗ್ತೀರಿ ಅಂತ ಅಷ್ಟೇ.
4: ಹಾಗಂದ್ರೆ
6: ನಿಮಗೆ ತಿಳಿ ಹೇಳೋಕ್ಕೆ ನನ್ನ ಹತ್ರ ಇರೋ ಸುಲಭ ಉಪಾಯ ಅಂದರೆ ಕತೆ ಹೇಳೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕತೆ ಇದೆ, ಹೇಳ್ತೀನಿ, ಆಗ ನಿಮಗೆ ಬೇಗ ಅರ್ಥ ಆಗುತ್ತೆ. ಒಂದ್ಸಲ ಯಮಧರ್ಮರಾಯ ಶ್ರೀಹರಿಯನ್ನ ಪ್ರಮುಖ ಕಾರ್ಯದ ಮೇರೆಗೆ ಭೇಟಿ ಆಗೋಕ್ಕೆ ಅಂತ ವೈಕುಂಠಕ್ಕೆ ಬರ್ತಾನೆ. ವೈಕುಂಠದ ದ್ವಾರದಲ್ಲಿ ಗರುಡ ದೇವ ದ್ವಾರಪಾಲಕನಾಗಿ ನಿಂತಿದ್ದ. ಯಮನನ್ನ ನೋಡಿದ ತಕ್ಷಣ ಭಕ್ತಿಯಿಂದ ನಮಸ್ಕಾರ ಮಾಡಿ ಒಳಗೆ ಶ್ರೀಹರಿಯ ಹತ್ರ ಹೋಗಿ ಯಮನ ಆಗಮನದ ವಿಷಯವನ್ನು ತಿಳಿಸ್ತಾನೆ. ಆಮೇಲೆ ಶ್ರೀಹರಿಯ ಸಮ್ಮತಿಯನ್ನು ಪಡೆದು ಹೊರಗೆ ಬರ್ತಾನೆ. ಆಗ ಯಮಧರ್ಮ ಮುಖ್ಯ ದ್ವಾರದ ಮುಂಗಟ್ಟಿನ ಮೇಲೆ ಕೂತ ಒಂದು ಪಕ್ಷಿಯನ್ನು ತದೇಕ ಚಿತ್ತನಾಗಿ ನೋಡ್ತಾ ನಿಂತಿದ್ದ. ಗರುಡ ಯಮನನ್ನ ಕೂಗಿ ಕರೆದ್ರೂ ಅದು ಅವನಿಗೆ ಕೇಳಿಸೋದಿಲ್ಲ. ಗರುಡ ಯಮನ ದೃಷ್ಟಿಯನ್ನು ಅನುಸರಿಸಿ ನೋಡಿದಾಗ ಯಮ ಈಗಲೂ ಆ ಪಕ್ಷಿಯನ್ನು ದಿಟ್ಟಿಸಿ ನೋಡ್ತಾ ಇದ್ದ. ಗರುಡ ಮತ್ತೊಮ್ಮೆ ಗಟ್ಟಿಯಾಗಿ ಕೂಗಿ ಕರೀತಾನೆ. ಈ ಸಲ ಯಮ ಎಚ್ಚೆತ್ತುಕೊಳ್ತಾನೆ. ಆಗ ಗರುಡ, ಶ್ರೀಹರಿಯನ್ನು ಭೇಟಿಯಾಗೋಕ್ಕೆ ಸಮ್ಮತಿಯನ್ನು ಪಡೆದಿದ್ದೀನಿ, ನೀವಿನ್ನು ಒಳಗೆ ಹೋಗ್ಬೋದು ಅಂತ ಹೇಳ್ದ. ಯಮ ತನ್ನ ದೃಷ್ಟಿಯನ್ನು ಪಕ್ಷಿಯಿಂದ ಕದಲಿಸಿ ಶ್ರೀಹರಿಯ ದರ್ಶನವನ್ನು ಪಡೆಯೋಕ್ಕೆ ಅಂತ ಒಳಗೆ ಹೋಗ್ತಾನೆ. ಇತ್ತ ಗರುಡ ಮುಂಗಟ್ಟಿನ ಮೇಲೆ ಇದ್ದ ಪಕ್ಷಿಯನ್ನು ನೋಡ್ತಾನೆ. ಯಮ ಯಾಕೆ ಈ ಪಕ್ಷಿಯನ್ನು ಒಂದೇ ಸಮನೆ ನೋಡ್ತಾ ಇದ್ದ? ಅದರ ಅಂತ್ಯಕಾಲ ಸಮೀಪವಾಯಿತೆ ಅಂತ ಯೋಚನೆ ಮಾಡ್ತಾನೆ. ಕೂಡಲೇ ಗರುಡನಿಗೆ ಆ ಪಕ್ಷಿಯ ಮೇಲೆ ಕರುಣೆ ಪ್ರೀತಿ ಉಕ್ಕಿ ಬರುತ್ತೆ. ಪಾಪ ಪಕ್ಷಿ, ನಾನು ಇದನ್ನು ಬದುಕಿಸ್ಬೇಕು ಅಂತ ಅಂದ್ಕೊಂಡು ಆ ಪಕ್ಷಿಯನ್ನು ತಗೊಂಡು ಅತೀ ವೇಗದಿಂದ ಸಪ್ತ ಸಮುದ್ರವನ್ನು ದಾಟಿ ಅಲ್ಲಿದ್ದ ವಿಶಾಲ ವೃಕ್ಷದ ಮೇಲೆ ಇಡ್ತಾನೆ. ಆಮೇಲೆ ಅಷ್ಟೇ ವೇಗದಿಂದ ವೈಕುಂಠಕ್ಕೆ ಮರಳಿ ವೈಕುಂಠದ ದ್ವಾರದ ಬಳಿ ಕಾಯುವ ತನ್ನ ಕೆಲಸವನ್ನು ಮುಂದುವರಿಸ್ತಾನೆ. ಯಮ ಶ್ರೀಹರಿಯ ದರ್ಶನವನ್ನು ಪಡೆದು ಮಾತುಕತೆ ಮುಗಿಸಿ ಹೊರಗೆ ಬಂದ. ಹೊರಗೆ ಬಂದ ಯಮ ಮತ್ತೊಮ್ಮೆ ದ್ವಾರದ ಮುಂಗಟ್ಟನ್ನು ನೋಡ್ದ. ಗರುಡದೇವ, ಏನು ನೋಡ್ತಾ ಇದ್ದೀರಿ ಯಮರಾಜ ಅಂತ ಕೇಳ್ದ. ಯಮರಾಜ ಉತ್ತರವನ್ನು ಕೊಡಲಿಲ್ಲ, ಏನೋ ಯೋಚನೆ ಮಾಡ್ತಾ ನಗ್ತಾ ನರಕಕ್ಕೆ ಹೊರಟ. ಗರುಡದೇವನಿಗೆ ಕುತೂಹಲ ತಡೆಯೋಕ್ಕಾಗೋದಿಲ್ಲ. ಯಮರಾಜ, ಯಾಕೆ ನಿಮ್ಮಷ್ಟಕ್ಕೆ ನೀವು ನಗ್ತಾ ಇದ್ದೀರಿ, ಇದರ ಅರ್ಥ ಏನು ಅಂತ ಕೇಳ್ದ. ಆಗ ಯಮಧರ್ಮ, ಗರುಡ ಮುಂಗಟ್ಟ ಮೇಲಿನ ಪಕ್ಷಿಯನ್ನು ನೋಡಿದಾಗ ಅದರ ಮರಣಕಾಲ ಸನ್ನಿಹಿತವಾಗಿದೆ ಅಂತ ನನಗೆ ತಿಳಿದು ಬಂತು. ಅದು ಸಪ್ತ ಸಮುದ್ರದ ಆಚೆ ಇರುವ ವೃಕ್ಷದಲ್ಲಿ ಕೂತ ಬೆಕ್ಕಿಗೆ ಆಹಾರ ಅನ್ನೋದು ಭಗವಂತನ ಸಂಕಲ್ಪವಾಗಿತ್ತು. ಆದರೆ ಈ ಅಲ್ಪ ಸಮಯದಲ್ಲಿ ಅದ್ಯಾಗೆ ಈ ಪಕ್ಷಿ ಸಪ್ತ ಸಮುದ್ರವನ್ನು ದಾಟಿ ಆ ವೃಕ್ಷದ ಮೇಲೆ ಇರುವ ಬೆಕ್ಕಿಗೆ ಆಹಾರ ಆಗುತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಭಗವಂತ ಆ ಕೆಲಸವನ್ನು ನಿನ್ನ ಮುಖಾಂತರ ಮಾಡಿಸಿದ್ದಾನೆ ಅಂತ ಹೇಳ್ತಾ ಭಗವಂತನ ಮಹಿಮೆಗೆ ತಲೆದೂಕ್ತಾನೆ. ಗರುಡದೇವ, ಏನು ನಾನು ಆ ಪಕ್ಷಿಯನ್ನು ರಕ್ಷಿಸೋಕ್ಕೆ ಹೋಗಿ ಅದರ ಸಾವಿಗೆ ಕಾರಣನಾದ್ನೆ? ಆದರೆ ಭಗವಂತನ ಲೀಲೆ ಅಪರಂಪಾರ. ಯಾವ ಯಾವ ಹೊತ್ತಿನಲ್ಲಿ ಯಾರ ಯಾರಿಂದ ಯಾವ ಯಾವ ಕೆಲಸ ಮಾಡಿಸ್ಬೇಕು ಅನ್ನೋದು ಆ ಭಗವಂತ ಎಷ್ಟು ಕರಾರು ಒಕ್ಕಾಗಿ ನಿಯೋಜಿಸ್ತಾನೆ. ಅವರವರ ಕರ್ಮ ಫಲಕ್ಕೆ ತಕ್ಕ ಹಾಗೆ ಅವರವರ ಸ್ಥಿತಿಗತಿಗಳನ್ನು ನಿರ್ಧರಿಸುವ ಅವನ ಚಾಣಾಕ್ಷತೆ ವರ್ಣಿಸಲ ಸದಳ ಅಂತ ಅಂದ್ಕೊಳ್ತಾನೆ. ಗರುಡದೇವ ಮತ್ತೊಮ್ಮೆ ಭಕ್ತಿಯಿಂದ ಭಗವಂತನಿಗೆ ವಂದಿಸ್ತಾನೆ ಮತ್ತೆ ಯಮರಾಜನನ್ನು ಬೀಳ್ಕೊಳ್ತಾನೆ.
7: ಗರುಡ ಪಕ್ಷಿಯನ್ನು ಉಳಿಸೋಕ್ಕೆ ಹಾಗೆ ಮಾಡ್ದ,
5: ಆದರೆ ಅದರಿಂದ ಪಕ್ಷಿ ಬೆಕ್ಕಿಗೆ ಆಹಾರವಾಯಿತು.
6: ಈಗ ತಿಳಿತಾ ನಿಮಿತ್ತ ಅಂದರೆ ಏನು ಅಂತ?
4: ಹಾಂ, ಭಗವಂತನ ಇಚ್ಛೆ ಏನಿದೆಯೋ ಅದು ನಡೆದೇ ನಡೆಯುತ್ತೆ ಅಂತ.
7: ಆದರೆ ಅದನ್ನು ಕಾರ್ಯಗತ ಮಾಡೋರು ನಾವಾಗಿರ್ತೀವಿ.
3: ನಮ್ಮ ಮೂಲಕ ಆ ಕಾರ್ಯ ನಡೆಸ್ತಾನೆ ಭಗವಂತ.
6: ಹೌದು ಮಕ್ಕಳೇ, ಕರ್ಮಫಲಕ್ಕೆ ತಕ್ಕ ಹಾಗೆ ನಮ್ಮ ಜೀವನ ಭಗವಂತನಿಂದ ಪೂರ್ವ ಯೋಜಿತವಾಗುತ್ತೆ, ಅದರಂತೆ ಘಟನೆಗಳು ಸಂಪನ್ನವಾಗುತ್ತೆ. ಅದಕ್ಕೆ ವ್ಯತಿರಿಕ್ತವಾಗಿ ಅಂದರೆ ವಿರುದ್ಧವಾಗಿ ನಡೆದರೆ ನಮ್ಮ ಮನಃಶಾಂತಿಗೆ ಭಂಗ ಬರುತ್ತೆ.
8: ಅದಕ್ಕೆ ಭಗವಂತಂದು ಸತ್ಯ ಸಂಕಲ್ಪ, ನಾವೆಲ್ಲ ನಿಮಿತ್ತ ಮಾತ್ರ.
6: ಹೌದು ಹೌದು.
0: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
9: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
10: ಎಲ್ಲರಿಗೂ ನಮಸ್ಕಾರ. ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ. ಈ ಹಾಡನ್ನು ಲಾವಣಿಯ ಶೈಲಿಯಲ್ಲಿ ಹಾಡಿದವರು ಚಿತ್ರಕಲೆಯಲ್ಲಿ ಡಾಕ್ಟರೇಟ್ ಪಡೆದಿರುವ ಡಾಕ್ಟರ್ ಟಿ ಲಕ್ಷ್ಮೀನಾರಾಯಣ, ಶಿಕ್ಷಕ, ಗಾಯಕ, ನಿರೂಪಕ, ಚಿತ್ರಕಲಾವಿದ, ರಂಗಸಜ್ಜಿಕೆ ಕಲಾವಿದ, ನಾಟಕಕಾರ, ರಂಗಭೂಮಿ ನಟ, ಚಿತ್ರನಟ, ಬೆಂಗಳೂರು. ಬನ್ನಿ ಶಿವಪುರದ ಧ್ವಜ ಸತ್ಯಾಗ್ರಹದ ಕಥೆಯನ್ನು ಆಲಿಸೋಣ, ಪುನೀತರಾಗೋಣ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ದೇಶಭಕ್ತರಿಗೆ ನಮಿಸೋಣ, ಅವರ ತ್ಯಾಗವನ್ನು ಸ್ಮರಿಸೋಣ. ಈಗಲೂ ನೀವು ಶಿವಪುರದಲ್ಲಿ ಸತ್ಯಾಗ್ರಹ ಸೌಧವನ್ನು ನೋಡಬಹುದು. ಒಮ್ಮೆ ನೋಡ್ಕೊಂಡು ಬರ್ತೀರಿ ಅಲ್ವಾ?
11: ಸ್ವತಂತ್ರ ಸಂಗ್ರಾಮಕ್ಕೆ

0: ಸ್ವಾತಂತ್ರ್ಯದ ಸಂಭ್ರಮ, ಸ್ವಾತಂತ್ರ್ಯದ ಸಂವಾದ.
1: ಈ ಸ್ವಾತಂತ್ರ್ಯ ದಿನದಂದು ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮೂಡಿ ಬರಲಿದೆ ವಿಶೇಷ ಲೈವ್ ಕಾರ್ಯಕ್ರಮಗಳು.
0: ಸ್ವಾತಂತ್ರ್ಯದ ಅರ್ಥವೇನು? ಇಂದಿನ ನಮ್ಮ ಭಾರತದಲ್ಲಿ ಸ್ವಾತಂತ್ರ್ಯದ ಸ್ಥಿತಿ ಹೇಗಿದೆ?
1: ಮಹಿಳಾ ಸ್ವಾತಂತ್ರ್ಯ, ಯುವಕರ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಹೀಗೆ ಸ್ವಾತಂತ್ರ್ಯದ ವಿವಿಧ ಆಯಾಮಗಳ ಕುರಿತು ವಿಭಿನ್ನ ವಿಷಯಗಳ ವಿಶೇಷ ಕಾರ್ಯಕ್ರಮಗಳು
0: ಬೆಳಗ್ಗೆ 8 ಸಂಜೆ 5 ನಿರಂತರವಾಗಿ ನಿಮ್ಮೊಂದಿಗೆ ವಿಶೇಷ ಲೈವ್ ಪ್ರಸಾರ.
1: ನಿಮ್ಮ ಧ್ವನಿ,
0: ನಿಮ್ಮ ಅಭಿಪ್ರಾಯ,
1: ನಿಮ್ಮ ಮಾತುಗಳು,
0: ನಿಮ್ಮ ಪ್ರಶ್ನೆಗಳು.
1: ರೇಡಿಯೋ ಶಿವಮೊಗ್ಗ 90.8 FM ಸ್ವಾತಂತ್ರ್ಯ ದಿನದ ವಿಶೇಷ ಲೈವ್ ಕಾರ್ಯಕ್ರಮ ಕೇಳಿ, ಮಾತನಾಡಿ, ಭಾಗವಹಿಸಿ. ನಮ್ಮ ಸಂಖ್ಯೆ 9686 0996279.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮ

0: ಹಾಡುಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದಲ್ಲೂ, ನೀವೇ ಕೇಳುತ್ತಾ ಕೇಳುತ್ತಾ ಕಲಿಯಿರಿ.
3: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
4: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
3: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ, ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
4: ಹಾಗಲ್ಲ ಡಾಕ್ಟ್ರೆ, ಫಾರಿನಿಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
3: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
5: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿಯಿಂದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
3: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
6: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
7: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
6: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
9: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
10: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
11: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
12: ನಂದಿನಿ ಪರಿಶುದ್ಧತೆಯ ಪ್ರತೀಕ.
13: ನಮ್ಮ ದೇಶ ಹೋರಾಟದ ಕಥೆಗಳ, ಸಂಸ್ಕೃತಿಯ ಬಣ್ಣಗಳ ಮತ್ತು ಸಿಹಿಯಾದ ಸಂಬಂಧಗಳ ದೇಶ. ಈ ಸುಂದರ ಭಾರತಕ್ಕೆ ನಮ್ಮ ಹೃದಯಪೂರ್ವಕ ನಮನ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
14: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
15: ಹೆಂಗಮ್ಮ ಮಲ್ಗೆ ಮಾರು,
16: ಹೂವು ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತಾ ನಿಂತವ?
15: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
16: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂವು ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ, ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
17: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
18: ಈ August 15 ಕೇವಲ ಒಂದು ದಿನದ ಸಂಭ್ರಮವಲ್ಲ, ಇದು ನಮ್ಮ ಮಣ್ಣಿನ ಕಥೆ, ನಮ್ಮ ಜನರ ಕಥೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸಾವಿರಾರು ಹೃದಯಗಳ ಕಥೆ. ಕಳೆದ ಕಾಲದ ಹೋರಾಟದಿಂದ ಇಂದಿನ ಭಾರತದ ಹೆಮ್ಮೆಯವರೆಗೆ ದೇಶಭಕ್ತಿ, ಸ್ವಾತಂತ್ರ್ಯ ನಮ್ಮ ನೆನಪುಗಳು ಮತ್ತು ನಮ್ಮ ಭಾರತವನ್ನು ಇನ್ನಷ್ಟು ಸುಂದರವಾಗಿಸುವ ಕನಸುಗಳ ಜೊತೆ ಒಂದು ವಿಶೇಷ ಮಾತುಕತೆ. ಈ ಇಂಡಿಪೆಂಡೆನ್ಸ್ ಡೇ ನಿಮ್ಮ ಧ್ವನಿಯು ನಮ್ಮ ಜೊತೆ ಸೇರಲಿ. ಮಾತು ನಮ್ಮದು, ಭಾವನೆ ನಮ್ಮದು, ದೇಶವೂ ನಮ್ಮದು. ಈ August 15 4:00 to 5:00 PM RJ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ನಿಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ, ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಹಾಗೆ ಸ್ನೇಹಿತರೆ, ಇವತ್ತು August 15 ಭಾರತೀಯರಾದ ನಾವೆಲ್ಲರೂ ಎದೆ ತುಂಬಿ ಹೆಮ್ಮೆ ಪಡುವ ನಮ್ಮ ರಾಷ್ಟ್ರಧ್ವಜ ಗಗನ ಚುಂಬಿಯಾಗಿ ಹಾರಾಡೋದನ್ನು ನೋಡಿ ಮೈ ರೋಮಾಂಚನಗೊಳ್ತಾ ಇದ್ದೀವಿ. ಇದೊಂದು ಪವಿತ್ರವಾದ ದಿನ ಅಂತಲೇ ಹೇಳ್ಬೋದು. ಇಡೀ ದೇಶವೇ ದೇಶಭಕ್ತಿಯ ಬಣ್ಣದಲ್ಲಿ ಮಿಂದೆದ್ದಿದೆ. ನಮ್ಮ ಮಲೆನಾಡಿನ ಹೆಮ್ಮೆಯ ಶಿವಮೊಗ್ಗದಲ್ಲೂ ಕೂಡ ಸ್ವಾತಂತ್ರ್ಯದ ಸಂಭ್ರಮ ಮನೆ ಮಾಡಿದೆ. ಸೊ ಈಗಾಗಲೇ ನಮ್ಮ ಶಿವಮೊಗ್ಗದ ಐತಿಹಾಸಿಕ ನೆಹರು ಸ್ಟೇಡಿಯಂ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣದ ಮಹಾ ಸಂಭ್ರಮ ಕಳೆಗಟ್ಟಿದೆ ಅಂತಲೇ ಹೇಳ್ಬೋದು. ಆಕಾಶದಲ್ಲಿ ನಮ್ಮ ತ್ರಿವರ್ಣ ಧ್ವಜ ಹೆಮ್ಮೆಯಿಂದ ಹಾರಾಡ್ತಿದ್ದು ನೆರೆದಿರುವ ಜನಸಾಗರದ ಜಯ ಘೋಷಣೆಗಳು ಮುಗಿಲು ಮುಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಸ್ವಾತಂತ್ರ್ಯ ದಿನಾಚರಣೆ, 80th ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ತಿಳಿಸ್ತಾ, ಸೊ ಸ್ನೇಹಿತರೆ, ಇವತ್ತು ನಿರಂತರ 9 ಗಂಟೆಗಳ ವಿಶೇಷ ನೇರ ಪ್ರಸಾರ ಸ್ವಾತಂತ್ರ್ಯ ಹೋರಾಟದ ಒಂದು ಓಟ ಅಂತಲೇ ಹೇಳ್ಬೋದು. ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಹಮ್ಮಿಕೊಳ್ಳಲಾಗಿದೆ. ಸತತವಾಗಿ 9 ಗಂಟೆಗಳ ಕಾಲ ವಿಶೇಷ ನೇರ ಪ್ರಸಾರವಾಗತ್ತೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ಬೋದು. ನಿಮ್ಮ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಹೇಗೆ ಆಚರಿಸ್ತಾ ಇದ್ದೀರಾ ಅನ್ನೋದನ್ನು ಕೂಡ ಹೇಳ್ಬೋದು. ಸೊ ಈ ಒಂದು ಅದ್ಭುತ ಕ್ಷಣದ ಪ್ರತ್ಯಕ್ಷ ಅನುಭವ ಹೇಗಿದೆ, ಅಲ್ಲಿನ ಏನು ನಮ್ಮ ನೆಹರು ಸ್ಟೇಡಿಯಂನಲ್ಲಿ ಲೈವ್ ವಾತಾವರಣ ಹೇಗಿದೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಬ್ಬರ ಮತ್ತು ಅಲ್ಲಿನ ಜನಸ್ತೋಮದ ಉತ್ಸಾಹ ಹೇಗಿದೆ ಅನ್ನೋದನ್ನು ನೇರವಾಗಿ ನಿಮ್ಮ ಬಳಿಗೆ ತರೋದಕ್ಕೆ ನಮ್ಮ ರೇಡಿಯೋ ಶಿವಮೊಗ್ಗ ಟೀಮ್ ಅಲ್ಲಿಗೆ ಹಾಜರಿದ್ದಾರೆ. ಎಸ್, ಹೌದು ಸ್ನೇಹಿತರೆ, ನಮ್ಮ ನೆಚ್ಚಿನ ಆರ್ಜಿಯರದ ಅರ್ಪಿತಾ ಅವರು ಹಾಗೆ ಶ್ರೀಧರ್ ಅವರು ನೇರವಾಗಿ ನೆಹರು ಸ್ಟೇಡಿಯಂನಿಂದ ನಮ್ಮೊಂದಿಗೆ ಲೈವ್ನಲ್ಲಿರ್ತಾರೆ. ಸೊ ಈ ನಮ್ಮ ಸಂಭ್ರಮದ ವಿಶೇಷತೆ ಸುದ್ದಿ ಸಮಾಚಾರಗಳನ್ನು ಅವರು ನಮಗೆ ತಲುಪಿಸ್ತಾರೆ ಅಂತಲೇ ಹೇಳ್ಬೋದು. ಸೊ ಸ್ನೇಹಿತರೆ, ಎಲ್ಲರಿಗೂ ಗೊತ್ತೇ ಇದೆ, ಇವತ್ತು ಸ್ವಾತಂತ್ರ್ಯದ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಭಾರತ 15 August ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದೆ. ಆದರೆ ಈ ಬಾರಿ 79th or 80th ಸ್ವಾತಂತ್ರ್ಯ ದಿನದ ಆಚರಣೆ ಅನ್ನೋದು ಗೊಂದಲ ಅಂತ ಅಂದ್ಕೊಳ್ತಾರೆ. ಅಂದರೆ ಈಗ 79 or 80 ಏನು 80th ನಾವು ಆಚರಣೆ ಮಾಡಲಾಗ್ತಿದೆ ಅಂತ ನಾವು ಹೇಳ್ತಾ ಇರ್ತಾರೆ. 1947 79 ವರ್ಷಗಳು ಕಳೆದಿರೋದ್ರಿಂದ ಇದು 79th ಸ್ವಾತಂತ್ರ್ಯ ದಿನವಾಗಿರಬೇಕು ಅಂತ ಕೆಲವರು ವಾದಿಸ್ತಾರೆ. ಆದರೆ ಸ್ನೇಹಿತರೆ, ಇದು ದೇಶವು ತನ್ನ 80th ಸ್ವಾತಂತ್ರ್ಯ ದಿನವನ್ನು ಆಚರಿಸ್ತಾ ಇದೆ ಅಂತಲೇ ಹೇಳ್ಬೋದು. ಆಚರಣೆಗಳನ್ನು ಹೇಗೆ ಎಣಿಸಲಾಗುತ್ತೆ ಅನ್ನೋದ್ರ ಬಗ್ಗೆ ಗೊಂದಲ ಉಂಟಾಗುತ್ತೆ. ಬಟ್ ಭಾರತದ ಮೊದಲ ಸ್ವಾತಂತ್ರ್ಯ ದಿನವನ್ನು 15 August 1947 ಆಚರಿಸಲಾಗುತ್ತೆ. ಅವತ್ತಿನಿಂದ ಪ್ರತಿ ನಂತರದ ವರ್ಷದ ಆಚರಣೆಯನ್ನು ಎಣಿಕೆಗೆ ಸೇರಿಸಲಾಗುತ್ತೆ. ಸೊ ಸ್ನೇಹಿತರೆ, ಸ್ವಾತಂತ್ರ್ಯ ದಿನದ ಈ ಸಲ ಧ್ಯೇಯವಾಕ್ಯ ಏನಪ್ಪ ಅಂತಂದರೆ, ಭಾರತವು ತನ್ನ 80th ಸ್ವಾತಂತ್ರ್ಯ ದಿನವನ್ನು ವಿಕಸಿತ ಭಾರತಕ್ಕಾಗಿ ಯುವ ಶಕ್ತಿ @2047 ಅಂತ ಹೇಳ್ಬೋದು. ಈ ಒಂದು ವಿಷಯದೊಂದಿಗೆ ಆಚರಿಸಲಾಗ್ತಾ ಇದೆ. ಜೊತೆಗೆ ವಂದೇ ಮಾತರಂನ 150 ವರ್ಷಗಳು ಸ್ಮರಣಾರ್ಥವಾಗಿ ಆಚರಣೆ ಮಾಡಲಾಗ್ತಾ ಇದೆ. ಈ ಥೀಮ್ 2047 ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ದೇಶವಾಗಿ ಪರಿವರ್ತಿಸುವಲ್ಲಿ ದೇಶದ ಯುವಕರ ಪ್ರಮುಖ ಪಾತ್ರವನ್ನು ಎತ್ತಿ ತೋರಿಸುತ್ತೆ ಅಂತಲೇ ಹೇಳ್ಬೋದು. 2047 ಭಾರತವು ತನ್ನ ಸ್ವಾತಂತ್ರ್ಯದ 100 ವರ್ಷಗಳನ್ನು ಪೂರ್ಣಗೊಳಿಸಲಿದೆ. ಈ ಐತಿಹಾಸಿಕ ಮೈಲಿಗಲ್ಲನ್ನು ಗಮನದಲ್ಲಿಟ್ಟುಕೊಂಡು ರಾಷ್ಟ್ರದ ದೃಷ್ಟಿಕೋನವು ಭಾರತವನ್ನು ಅಭಿವೃದ್ಧಿ ಹೊಂದಿದ ದೇಶವಾಗಿ ಪರಿವರ್ತಿಸುತ್ತಾ ಒಂದು ಈ ಒಂದು ಕೇಂದ್ರೀಕೃತವಾಗಿದೆ ಅಂತಲೇ ಹೇಳ್ಬೋದು. ಸೊ ತಾಂತ್ರಿಕ ಪ್ರಗತಿ, ಹಸಿರು ಶಕ್ತಿಯುತ ಬದಲಾವಣೆ, ರಕ್ಷಣಾ ವಲಯದಲ್ಲಿ ಸ್ವಾವಲಂಬನೆ ಹಾಗೂ ಯುವ ನೇತೃತ್ವದ ನಾವೀನ್ಯತೆ ಮುಂತಾದ ಪ್ರಮುಖ ಕ್ಷೇತ್ರಗಳಿಗೆ ಆದ್ಯತೆ ನೀಡಲಾಗುತ್ತೆ. ಸೊ ಈ ವಿಷಯವು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಲಕ್ಷಾಂತರ

ನಿರಂತರ ಭಾರತೀಯರಿಗೆ ಸ್ಫೂರ್ತಿಯ ಮೂಲವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ವಂದೇ ಮಾತರಂಗೆ ಗೌರವ ಸಲ್ಲಿಸೋಣ ಅಂತ ಹೇಳ್ತಾ, ಸೊ ಸ್ನೇಹಿತರೆ ಇವತ್ತು ಕೂಡ ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ನಿಮಗೆಲ್ಲರಿಗೂ ಒಂದು ಅದ್ಭುತವಾದ ವಿಶೇಷ ಕಾರ್ಯಕ್ರಮ, ನೇರ ಪ್ರಸಾರ 9 ಗಂಟೆಗಳ ಕಾಲ ನೇರ ಪ್ರಸಾರ ಕಾರ್ಯಕ್ರಮವನ್ನು ನೀವು ಕೇಳಬಹುದು. ಒಂದಾದ ನಂತರ ಒಂದು ಕಾರ್ಯಕ್ರಮಗಳು ನಡೆಯುತ್ತವೆ. ಈಗಷ್ಟೇ ನಮ್ಮ ಆರ್ ಜೆ ಅರ್ಪಿತಾ ಅವರು ಹಾಗೆ ಶ್ರೀಧರ್ ಅವರು ನಮ್ಮ ಶಿವಮೊಗ್ಗದ ನೆಹರು ಸ್ಟೇಡಿಯಂನಲ್ಲಿ ಇದ್ದಾರೆ. ಸೊ ಅಲ್ಲಿಯ ಸಂಭ್ರಮ ಹೇಗಿದೆ, ಸಂಭ್ರಮಾಚರಣೆ ಹೇಗೆ ನಡೀತಾ ಇದೆ, ಅಲ್ಲಿಯ ವಾತಾವರಣ ಹೇಗಿದೆ ಅಂತ ಇನ್ನು ಕೆಲವೇ ಕ್ಷಣಗಳಲ್ಲಿ ಅವ್ರು ನಮಗೆ ಅಪ್ಡೇಟ್ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಸ್ನೇಹಿತರೆ, ಒಂದು ನಮಗೆ ನಾವೆಲ್ಲ ಸಣ್ಣವರಿರ್ತಾ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಈ ಒಂದು ಇಂಡಿಪೆಂಡೆನ್ಸ್ ಡೇ ಅಂತ ಅಂದ್ಕೂಡಲೇ ಮಕ್ಕಳಿಗೆ, ಮಕ್ಕಳಿಗಿಂತ ಟೀಚರ್ಸ್ಗೆ, ಟೀಚರ್ಸ್ಗಿಂತ ಒಬ್ರಿಗಂತ ಒಬ್ಬರಿಗೆ ಎಲ್ಲರಿಗೂ ಖುಷಿಯ ಒಂದು ಸಂಭ್ರಮಾಚರಣೆ. ಆದರೆ ಈ ಒಂದು ಖುಷಿ ಯಾವಾಗ ಸಿಕ್ತು, ಹೇಗೆ ಸಿಕ್ತು ಅಂತ ನಮ್ಮ ಕಾಲೇಜ್ಗಳಲ್ಲಾಗಲಿ ಅಥವಾ ಸ್ಕೂಲ್ಸ್ನಲ್ಲಾಗಲಿ ಪಾಠ ಮಾಡ್ತಾ ಇರ್ತಾರೆ. ಆದರೆ ಸ್ನೇಹಿತರೆ, ಸ್ವಾತಂತ್ರ್ಯ ದಿನಾಚರಣೆಗಳು ಹೆಚ್ಚಿನ ಮಹತ್ವವನ್ನು ಹೊಂದಿರುತ್ತೆ. ಯಾಕೆ ಅಂತಂದರೆ, ಇವು ಭಾರತದ ಜನರಿಗೆ ನಮ್ಮ ಸ್ವಾತಂತ್ರ್ಯವನ್ನು ಭದ್ರಪಡಿಸೋದಕ್ಕೆ ಸಹಾಯ ಮಾಡಿದೆ. ಕ್ರಾಂತಿಕಾರಿ ಆದರ್ಶಗಳು, ಮೌಲ್ಯಗಳನ್ನು ಎತ್ತಿ ಹಿಡಿಯೋದಕ್ಕೆ ಹಾಗೂ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಮಾಡಿದ ತ್ಯಾಗಗಳನ್ನು ಗೌರವಿಸೋದಕ್ಕೆ ನೆನೆಸ್ತವೆ. ಪ್ರತಿ ವರ್ಷ ಭಾರತಾದ್ಯಂತ ಆಚರಣೆಗಳು ನಡೆಯುತ್ತವೆ. ಪ್ರತಿಯೊಂದು ಜಿಲ್ಲೆಗಳು, ಎಲ್ಲ ರಾಜ್ಯಗಳ ರಾಜಧಾನಿಗಳು, ಸರ್ಕಾರಿ ಕಚೇರಿಗಳು, ಶಾಲೆಗಳು ಮತ್ತು ಸ್ಥಳೀಯ ಸಮುದಾಯಗಳಲ್ಲಿ ಧ್ವಜಾರೋಹಣ ಸಮಾರಂಭಗಳು, ಮೆರವಣಿಗೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಒಳಗೊಂಡಿರುತ್ತೆ ಅಂತಲೇ ಹೇಳ್ಬೋದು. ಇವತ್ತು ಬೆಳಗ್ಗೆಯಿಂದಲೇ ನೋಡ್ಬೋದು ನಮ್ಮ ಇಡೀ ರಾಜ್ಯದಲ್ಲಿ ಸಂಭ್ರಮಾಚರಣೆ, ತ್ರಿವರ್ಣ ಧ್ವಜ ಹಾರಿಸೋದಕ್ಕೆ ಎಲ್ಲರೂ ಕಾಯ್ತಾ ಇರ್ತೀವಿ. ಕೇಸರಿ, ಬಿಳಿ, ಹಸಿರು. ಸೊ ಈ ಒಂದು ತ್ರಿರಂಗ ಧ್ವಜವನ್ನು ನೋಡಲಿಕ್ಕೆ ಎಷ್ಟು ಖುಷಿಯಾಗತ್ತಲ್ವಾ. ಅಧಿಕೃತ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವು ಭಾರತದ ಪ್ರಧಾನಮಂತ್ರಿಯವರು, ಸಶಸ್ತ್ರ ಪಡೆಗಳು ಮತ್ತು ದೆಹಲಿ ಪೊಲೀಸರಿಂದ ಗಾರ್ಡ್ ಆಫ್ ಆನರ್ ಸ್ವೀಕರಿಸೋದ್ರಿಂದ ಪ್ರಾರಂಭವಾಗುತ್ತೆ. ಇದರ ನಂತರ ತ್ರಿವರ್ಣ ಧ್ವಜವನ್ನು ಹಾರಿಸೋದನ್ನು ನಾವು ನೋಡ್ಬೋದು. ಹಾಗೆ ರಾಷ್ಟ್ರಗೀತೆ ಹಾಗೂ ಈ ಒಂದು ಗೀತೆಯನ್ನು ನಾವೆಲ್ಲರೂ ಕೇಳ್ಬೋದು. ಸೊ ಸ್ನೇಹಿತರೆ, ನೀವು ಕೂಡ ಈ ಒಂದು ನಮ್ಮ ನೇರ 9 ಗಂಟೆಗಳ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ಬೋದು, ಕರೆ ಮಾಡ್ಬೋದು. ಕರೆ ಮಾಡಬೇಕಾಗಿರೋ ಸಂಖ್ಯೆ 9686096279. ಈ ಒಂದು ನಂಬರಿಗೆ ಕರೆ ಮಾಡ್ಬೋದು ಅಂತ ಹೇಳ್ತಾ, ಈಗ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನು ಕೇಳಿ ವಾಪಸ್ ಬರೋಣ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ಸ್ವಾತಂತ್ರ್ಯದ ಓಟ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಈಗ ತಾನೇ ತುಂಬ ಸೊಗಸಾಗಿರುವಂತಹ ಒಂದು ಹಾಡನ್ನು ಕೇಳಿದ್ರಿ, ವಂದೇ ಮಾತರಂ. ಸ್ವರಗಳ ಸಂಭ್ರಮ ಅಂತಲೇ ಹೇಳ್ಬೋದು. ಬಂಕಿಮ, ಈ ಒಂದು ಹಾಡು ಬಂಕಿಮಚಂದ್ರ ಚಟರ್ಜಿಯವರು ರಚಿಸಿದ ಈ ಗೀತೆ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನು ಹಚ್ಚಿತ್ತು ಅಂತಲೇ ಹೇಳ್ಬೋದು. ರವೀಂದ್ರನಾಥ್ ಟ್ಯಾಗೂರ್ ಅವರು ಇದನ್ನು ಹಾಡಿದ ನಂತರ ಇದು ರಾಷ್ಟ್ರವ್ಯಾಪಿ ಜನಪ್ರಿಯವಾಯಿತು ಅಂತಲೇ ಹೇಳ್ಬೋದು. ಸೊ ಮತ್ತಿತರರು ಇದನ್ನು ಹೊಸ ರೂಪದಲ್ಲಿ, ಅಂದರೆ ನಮ್ಮ ಎ.ಆರ್. ರೆಹಮಾನ್ ಅವರು ಈ ಒಂದು ಹೊಸ ರೂಪದಲ್ಲಿ ಪ್ರಸ್ತುತಪಡಿಸಿದರು ಕೂಡ. ಸ್ನೇಹಿತರೆ, ಹಾಗಿದ್ರೆ ಎಸ್, ಇವತ್ತು ಬಹಳ ಸಂಭ್ರಮಾಚರಣೆಯಿಂದ ನಮ್ಮ ಶಿವಮೊಗ್ಗದಲ್ಲೂ ಕೂಡ ಆಚರಣೆ ಆಯಿತು. ಸೊ ಈ ಬಾರಿ ದೇಶವು 80th ಸ್ವಾತಂತ್ರ್ಯೋತ್ಸವ ಸಂಭ್ರಮದ ಒಂದು ಈ ಒಂದು ಶುಭ ದಿನದ ಎಲ್ಲರೂ ಕೂಡ ಸಂಭ್ರಮ ಆಚರಣೆಯಿಂದ ಆಚರಿಸ್ತಾ ಇದೆ. ಓಕೆ, ಎಸ್ ಸ್ನೇಹಿತರೆ, ಎಸ್ ನೀವು ಕೂಡ ಕರೆ ಮಾಡ್ಬೋದು. ಕರೆ ಮಾಡಬೇಕಾದ್ರೋ ಸಂಖ್ಯೆ 9686090962270. ಈ ಹಲೋ
1: ಹಲೋ, ಗುಡ್ ಮಾರ್ನಿಂಗ್.
0: ಗುಡ್ ಮಾರ್ನಿಂಗ್ ಶುಭಾ ಮೇಡಮ್.
1: 80th ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಶ್ವೇತಾ.
0: ಶುಭಾಶಯಗಳು ಶುಭಾ ಮೇಡಮ್. ಹೇಳಿ, ನಿಮ್ಮ ಒಂದು ಬಾಲ್ಯದ ನೆನಪು ಹೇಗಿತ್ತು?
1: ಬಾಲ್ಯದಲ್ಲಿ ಬೆಳಿಗ್ಗೆನೆ ಹೇಳ್ತಿದ್ವಿ 6 ಗಂಟೆಗೆ ಯೂನಿಫಾರ್ಮ್ ಹಾಕೊಂಡು, ಕೈಗೆ ಬ್ಯಾಜ್ ಹಾಕೊಂಡು, ಎಲ್ಲಾ ತರದ ಅಂದ್ರೆ ಹಸಿರು ಬಿಳಿ ಕೇಸರಿ ಅದನ್ನ ತೊಟ್ಕೊಂಡು, ಬಳೆ ಆಗ್ಲಿ ಬಟ್ಟೆ ಆಗ್ಲಿ ಎಲ್ಲವನ್ನು ತೊಟ್ಕೊಂಡು ಬೆಳಿಗ್ಗೆನೆ ಹೋಗ್ತಿದ್ವಿ ಸ್ಕೂಲಿಗೆ. ಅಲ್ಲೆಲ್ಲ ಅವಾಗೆಲ್ಲ 8 ಗಂಟೆ ಒಳಗೆ ಸ್ಕೂಲ್ ಇರ್ತಿತ್ತು. ಆ ಸ್ಕೂಲಿಗೆ ಹೋಗಿ ಅವತ್ತು ಎಲ್ಲಾ ಡ್ರಿಲ್ ಮಾಡಿಸ್ತಾ ಇರ್ತಿದ್ರು ಸ್ಟೇಡಿಯಂ ಅಲ್ಲಿ, ಎಲ್ಲ ಡ್ರಿಲ್ ಮಾಡ್ತಿದ್ವಿ. ಆಮೇಲೆ ಎಲ್ಲ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಇದನ್ ಸಂಭಾಷಣೆಗಳೆಲ್ಲ ಹೇಳ್ತಿದ್ರು, ಅವಾಗ ಹೇಳ್ತಿದ್ವಿ. ಹೀಗೆ ಒಂದು ಏನೋ ಸಣ್ಣ ಬಾಲ್ಯದಲ್ಲಿ ಆ ಮಾಡಿದ್ದು ಸ್ವಲ್ಪ ನೆನಪಿದೆ, ಅಷ್ಟು ಪೂರ್ಣವಾದ ನೆನಪುಗಳು ಇಲ್ಲ ನನಗೆ. ಆದ್ರೂ ಒಂಥರ ಅವಾಗಿನ ಬಾಲ್ಯದಲ್ಲಿ ಅದನ್ನೆಲ್ಲ ನಾವು ಅನುಭವಿಸಿದೀವಿ.
0: ಇವತ್ತು ಹೇಗೆ ನೀವು ಸ್ಟೇಡಿಯಂ ಗೆ ಹೋಗ್ತೀರಾ?
1: ಇಲ್ಲ, ಸ್ಟೇಡಿಯಂ ಅಲ್ಲಿ ಹೋಗಿಲ್ಲ. ಇವತ್ತು ನನಗೆ ಮನೆ ಸ್ವಾತಂತ್ರ್ಯ ಸಿಕ್ಕಿಲ್ಲ, ಹಬ್ಬದೆಲ್ಲ ವಾತಾವರಣ ಇರೋದ್ರಿಂದ ಕೆಲಸಗಳ ಜಾಸ್ತಿ
0: ಆಗೋದು. ಓಕೆ,
1: ಆದ್ರೂ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಇರೋದ್ರಿಂದ ನಾವೆಲ್ರಿಗೂ ಒಂದು ಶುಭ ಕೋರ್ಬೇಕು ಅನ್ನೋ ಆಸೆಯಿಂದ ಒಂದು ಕಾಲ್ ಮಾಡಿದೆ.
0: ಓಕೆ ಶುಭಾ ಮೇಡಮ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಧನ್ಯವಾದಗಳು. ಹಾಗೆ ಮತ್ತೊಮ್ಮೆ ನಿಮಗೂ ಕೂಡ 80th ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು.
1: ಥ್ಯಾಂಕ್ ಯು.
0: ಓಕೆ, ಎಸ್ ನಮ್ಮ ಶುಭ ಅವರು ಕರೆ ಮಾಡಿ ನಮ್ಮೆಲ್ಲ ಟೀಮ್ಗೂ ಹಾಗೆ ಎಲ್ಲ ಜನತೆಗೂ ಕೂಡ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ಶುಭವನ್ನು ಕೋರಿದ್ದಾಯಿತು. ಸೊ ಸ್ನೇಹಿತರೆ, ಈ ಬಾರಿ ದೇಶವು 80th ಸ್ವಾತಂತ್ರ್ಯೋತ್ಸವದ ಸಂಭ್ರಮವನ್ನು ಆಚರಿಸ್ತಾ ಇದೆ ಅಂತ ನಾನು ಹೇಳಿದ್ದಾಯಿತು. ಹಾಗೆ ನೀವು ಒಂದು ಗೀತೆ ಅಲ್ಲ, ಅದು ದೇಶಭಕ್ತಿಯ ಕಿಚ್ಚು ಹೊತ್ತಿಸಿದ ರಾಷ್ಟ್ರೀಯ ಗೀತೆ ವಂದೇ ಮಾತರಂ ಅನ್ನ ಈ ಒಂದು ಹಾಡನ್ನು ಕೇಳ್ಕೊಂಬಂದಿದ್ದಾಯಿತು. ಇದೇ ಮೊದಲ ಬಾರಿಗೆ ದೆಹಲಿಯ ಕೆಂಪು ಕೋಟೆಯಲ್ಲಿ ಮೊಳಗ್ತಾ ಇದೆ ಈ ಹಾಡು. ಸಾಮಾನ್ಯವಾಗಿ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ ಅಲ್ವಾ, ಬಳಿಕ ರಾಷ್ಟ್ರಗೀತೆ ಜನಗಣಮನ ಹಾಡಲಾಗುತ್ತೆ. ಆದರೆ ಈ ಬಾರಿ ಕಾರ್ಯಕ್ರಮದಲ್ಲಿ ಹೊಸದಾಗಿ ವಂದೇ ಮಾತರಂ ಗಾಯನವನ್ನು ಸೇರಿಸಲಾಗಿದೆ. ಇದು ಕೆಂಪು ಕೋಟೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ನಡೀತಾ ಇರೋದಾಗಿ ಅಧಿಕಾರಿಗಳು ತಿಳಿಸಿರ್ತಾರೆ. ಸಮಾರಂಭದಲ್ಲಿ ಭಾಗವಹಿಸುವ ಎಲ್ಲ ಅತಿಥಿಗಳು, ವಿದ್ಯಾರ್ಥಿಗಳು ಹಾಗೂ ಗಣ್ಯರು ವಂದೇ ಮಾತರಂ ಗಾಯನದ ವೇಳೆ ಎದ್ದು ನಿಂತು ಗೌರವ ಸಲ್ಲಿಸಬೇಕಾಗುತ್ತೆ. ಸೊ ಈ ವರ್ಷದ ಸ್ವಾತಂತ್ರ್ಯೋತ್ಸವದಲ್ಲಿ ಯುವಶಕ್ತಿಗೆ ವಿಶೇಷ ಒತ್ತು ನೀಡಲಾಗುತ್ತೆ ಅಂತ ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿಯಾದ ರಾಜೇಶ್ ಕುಮಾರ್ ಅವರು ತಿಳಿಸಿರ್ತಾರೆ. ಸ್ನೇಹಿತರೆ, ಓಕೆನಾ? ಸರಿ, ಹಂಗಂದ್ರೆ ಇದು ಯಾವಾಗ 1947ರಿಂದಲೂ ಸ್ವಾತಂತ್ರ್ಯ ದಿನಾಚರಣೆ ಅಂತ ಕೆಂಪು ಕೋಟೆಯ ಧ್ವಜಾರೋಹಣ ಕಟ್ಟುನಿಟ್ಟಿನಿಂದ ಮತ್ತು ಸರ್ಕಾರಿ ಶಿಷ್ಟಾಚಾರಗಳೊಂದಿಗೆ ನಡೀತಾ ಇದೆ. ಸೊ ಹಾಗಾಗಿ ಈ ಮುಂದಿನ ಒಂದು ಕ್ಷಣಗಳಲ್ಲಿ ಮತ್ತೆ ಇದರ ಬಗ್ಗೆ ಮಾತಾಡ್ತೀನಿ. ಈಗ ಒಬ್ಬರು ಕಾಲರ್ ಅವರು ರೆಡಿ ಇದ್ದಾರೆ, ಬನ್ನಿ ಸ್ವೀಕರಿಸೋಣ. ಹಲೋ, ಹಲೋ.
2: ಶುಭ ಮುಂಜಾನೆ ಮೇಡಮ್.
0: ಶುಭ ಮುಂಜಾನೆ ಷಡಾಕ್ಷರಿ ಸರ್, ಹೇಗಿದ್ದೀರಾ?
2: ಆರಾಮಿದ್ದೇವ್ರಿ.
0: ಓಕೆ, 80th ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಎಸ್ ಎಸ್, ಇದನ್ನ ಹೇಳ್ತೀನಿ ಕತೆ ಹೆಂಗೆ ಅಂತ ಕೇಳ್ತಾ ಇರಿ.
2: ವರ್ಷ ಲೆಕ್ಕ ಅಂತ ಲೆಕ್ಕ ಆಗ್ತಾ ಹೋದ್ರೆ
0: ಖಂಡಿತ ಖಂಡಿತ
2: ಮುಂದಕ್ಕೆ 80 ಆಗುತ್ತೆ, ಈಗ 79 ಆಗುತ್ತೆ. ನನಗೆ ನಿನ್ನೆ ಹಳಿಂದನು ಕೆಲವರು 80 ಆಗ್ತಾರೆ, ಕೆಲವರು 79
0: ಆಗುತ್ತೆ. ಕರೆಕ್ಟ್. ಎಸ್, ಅವ್ರವ್ರ ಏನಪ್ಪಾ ಅಂತಂದ್ರೆ ಅದು ಕನ್ಫ್ಯೂಷನ್ಸ್ ಇರಬಾರ್ದು ಅಂತಾನೆ ಸಾಕಷ್ಟು ವಿಚಾರಗಳು ನಾವು ನೋಡ್ತಾ ಇರ್ತೀವಿ. ಸರ್, ಹೇಗೆ ನಿಮ್ಮ ಒಂದು ಬಾಲ್ಯದಲ್ಲಿ ಹೇಗೆ ಆಚರಣೆ ಮಾಡ್ತಾ ಇದ್ರಿ?
2: ನಮ್ಮ ಬಾಲ್ಯದಲ್ಲಿ ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಎಲ್ಲ ತ್ರಿವರ್ಣ ಧ್ವಜವನ್ನ ಹಾರಿಸ್ಬಿಟ್ಟು ಇಲ್ಲಿ ನಮ್ಮ ಮಾದರಿ ಶಾಲೆಯಿಂದ ಹೋಗಿ ಅಲ್ಲಿ ಒಂದು ಕಾಲೇಜಲ್ಲಿ ಸೇರ್ತಾ ಇದ್ವಿ. ಎಲ್ಲಾ ಮಕ್ಕಳೆಲ್ಲ ಅಲ್ಲಿ ಸೇರ್ತಾ ಇದ್ವಿ ಒಂದೆಡೆ. ಅಲ್ಲಿ ಎಲ್ಲ ಮಾಸ್ ಪಿಟಿ ಆಗಿರ್ಬೋದು, ಒಂದ್ ಸೇವಾದಳದವ್ರ ಆಗಿರ್ಬೋದು, ಎಲ್ಲ ಸೇರ್ಕೊಂಡು ಅಲ್ಲಿ ಒಂದ್ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಅಲ್ಲಿರ್ತಕ್ಕಂತ ಹಿರಿಯರು ಧ್ವಜಾರೋಹಣ ಮಾಡ್ತಾ ಇದ್ರು. ನಂತರ ಏನೋ ಒಂದ್ ಸ್ವೀಟ್ ಕೊಡೋರು, ಬರ್ತಾ ಇದ್ವಿ. ಆಮೇಲೆ ಕೆಲವರು ದೇಶಭಕ್ತಿಯನ್ನ ತೋರಿಸೋರು ವೇಷಭೂಷಣಗಳಿಂದ. ಆನಂತರ ಕೆಲವರು ಈ ಸ್ಮರಣೆಯನ್ನ ಮಾಡೋರು, ಮಡದಿರತಕ್ಕಂತ ಸ್ವತಂತ್ರ ವೀರರಿಗೆ ಎಲ್ಲರಿಗೂ ಸ್ಮರಣೆಯನ್ನ ಮಾಡ್ತಾ ಇದ್ವಿ. ಆಗಿನ ಕಾಲದಲ್ಲಿ ಮಕ್ಕಳು ಕೂಡ ಅದ್ರ ಬಗ್ಗೆ ಆಸಕ್ತಿ ತುಂಬಾ ಇತ್ತು. ದೇಶಪ್ರೇಮ ಅಂದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮಕ್ಕಳು ಮರೆ ಮಾಸ್ತಾ ಇದಾರೆ, ಯಾಕೆಂದ್ರೆ ಸರ್ಕಾರಿ ಶಾಲೆಗಳೆಲ್ಲ ಮುಚ್ತಾ ಇರೋದ್ರಿಂದ ಸ್ವಲ್ಪ ಆಸಕ್ತಿ. ಯಾಕೆಂದ್ರೆ ವೀರ ಯೋಧರುಗಳ ಪಾಠನೇ ಇಲ್ಲ, ಎಲ್ಲ ABCD ಆಗ್ತಾ ಇದೆ. ದೇಶಭಕ್ತಿ ತುಂಬಾ ಅಂತ ಒಂದು ಅದಕ್ಕೋಸ್ಕರ ಒಂದು ಫ್ರೀಡನ್ನ ಸೀಮಿತವಾಗಿಡ್ಬೇಕು ಅಂತ ನನ್ನ ಅನ್ಸಿಕೆ. ದೇಶಭಕ್ತಿಗಾಗಿ ಒಂದು ಒಂದು ಹೋರಾಟಗಾರರ ಒಂದು ಪಾಠ ಆಗ್ಲಿ, ಅವರ ದಿನಚರಿತ್ರೆ ಆಗ್ಲಿ ಮಾಡುವಂತ ಒಂದು ಫೀರ್ಡ್ ಅನ್ನು ತರಬೇಕು ಅಂತ ನನ್ನ ಅನಿಸಿಕೆ. ಹಾಗೆ ಒಂದು ಇವತ್ತಿನ ದಿನದಲ್ಲಿ ಯಾರೇ ಕರೆ ಮಾಡಿದ್ರು ಒಂದೇ ಮಾತಾರಮ್ಮ ಅಂತಂದ ಹೇಳಿ ಮಾತುಗಳನ್ನು ಶುರು ಮಾಡೋಣ ಅಂತ ನನ್ನ ಅನಿಸಿಕೆ.
0: ಸೂಪರ್ ಸೂಪರ್ ಸರ್, ಖಂಡಿತವಾಗಿಯೂ
2: ಒಂದೇ ಮಾತಾರಮ್ಮ ಒಂದು ಗೌರವ ಕೊಟ್ಟೆ ಆಗುತ್ತೆ, ಹಾಗೂ ಒಂದೇ ಮಾತಾರಮ್ಮ ಅಂದ್ರೆ ಒಂದು ಒಗ್ಗಟ್ಟಿನ ಮಂತ್ರವಾಗಿರುತ್ತೆ ಅಂತ ನನ್ನ ಅನಿಸಿಕೆ.
0: ಖಂಡಿತ ಸರ್, ಖಂಡಿತ ನೀವು ಹೇಳಿದನ್ನ
2: ಅವಕಾಶ ಕೊಟ್ಟದಕ್ಕಾಗಿ ಧನ್ಯವಾದಗಳು.
0: ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಷಡಾಕ್ಷರಿಯವರು ನಮ್ತಿಯಿಂದ ಕರೆ ಮಾಡಿ ಅವರ ಒಂದು ಬಾಲ್ಯದ ನೆನಪುಗಳನ್ನ ಹೇಳ್ತಾ ಹಾಗೆ ಅವರು ಒಂದು ಒಳ್ಳೆ ಮಾತನ್ನ ತಿಳಿಸಿದ್ರು. ಯಾರೇ ಕರೆ ಮಾಡಿದ್ರು ಕೂಡ ಒಂದೇ ಮಾತರಂನಿಂದ ನೀವು ಕಾರ್ಯಕ್ರಮವನ್ನು ಶುರು ಮಾಡಿ ಅಂತ ಸೊಗಸಾಗಿ ಹೇಳಿದ್ರು. ಸೊ ಸ್ನೇಹಿತರೆ, ನಾನು ಆಗಲೇ ತಿಳಿಸ್ತಾ ಇದ್ದೆ ಏನಪ್ಪಾ ಅಂದರೆ, ಇದುವರೆಗೂ ಸ್ವಾತಂತ್ರ್ಯ ದಿನದಂದು ಕೆಂಪು ಕೋಟೆಯಲ್ಲಿ ಒಂದೇ ಮಾತರಂ ಹಾಡ್ತಾ ಇರಲಿಲ್ಲ. ಈ ಬಾರಿ ಯಾಕೆ ಈ ಬಾರಿ ಯಾಕೆ ಹಾಡನ್ನು ಇಡಲಾಗಿದೆ, ಹಾಕಲಾಗಿದೆ ಅಂತ ಹೇಳ್ತಾ ಇದೆ. ಸೊ ಆಗಲೇ ನಾನು ತಿಳಿಸ್ತಾ ಇದ್ದೆ. ಸುಮಾರು ಜನ ಕೇಳ್ತಾ ಇರ್ತಾರೆ ಯಾಕೆ, ಇದ್ರದ್ದ ಹಿಂದಿನ ಒಂದು ಉದ್ದೇಶ ಏನು ಅಂತ. ಸೊ 1947 ಸ್ವಾತಂತ್ರ್ಯ ದಿನಾಚರಣೆ ಅಂತ ಕೆಂಪು ಕೋಟೆಯ ಧ್ವಜಾರೋಹಣ ಕಟ್ಟುನಿಟ್ಟಿನಿಂದ ಮತ್ತು ಸರ್ಕಾರಿ ಶಿಷ್ಟಾಚಾರಗಳೊಂದಿಗೆ ನಡೀತಾ ಇತ್ತು ಅಂತ ನಾನು ತಿಳಿಸ್ತಾ ಇದ್ದೆ. ಸೊ ಧ್ವಜಾರೋಹಣದ ಸಂದರ್ಭದಲ್ಲಿ ಕೇವಲ ರಾಷ್ಟ್ರಗೀತೆಯನ್ನು ನುಡಿಸಿ ಗೌರವ ಸಲ್ಲಿಸುವುದು ಸಂವಿಧಾತ್ಮಕ ಶಿಸ್ತಿನ ಭಾಗವಾಗಿತ್ತು. 1950 ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಒಂದೇ ಮಾತರಂಗೆ ಜನಗಣಮನದಷ್ಟೇ ಅಂದರೆ ಅದರಷ್ಟೇ ಸಮಾನ ಗೌರವಿಸಿದೆ ಅಂತ ಘೋಷಿಸಿದ್ರು ಕೂಡ. ಅದಾದ್ಮೇಲೆ ಜನಗಣಮನ ದೇಶದ ಅಧಿಕೃತ ರಾಷ್ಟ್ರಗೀತೆ ಆಯಿತು ಅಂತಲೇ ಹೇಳ್ಬೋದು. ಒಂದೇ ಮಾತರಮನ್ನ ರಾಷ್ಟ್ರಗೀತೆಯ ಒಂದು ಗುರುತಿಸಲಾಯಿತು. ಆದರೆ ಧ್ವಜಾರೋಹಣದ ಮಿಲಿಟರಿ ಬಂದೋಬಸ್ತ್ನ ಶಿಷ್ಟಾಚಾರದಲ್ಲಿ ಸೇರಿಸಲಿಲ್ಲ ಸ್ನೇಹಿತರೆ. 1875 ಬಂಕಿಮಚಂದ್ರ ಚಟರ್ಜಿಯವರು ರಚಿಸಿದ ಈ ಗೀತೆಯ ಮೊದಲ ಎರಡು ಚರಣಗಳನ್ನು 1937 ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯು ರಾಷ್ಟ್ರೀಯ ಗೀತೆಯಾಗಿ ಅಂಗೀಕರಿಸಿತ್ತು. ಸ್ವಾತಂತ್ರ್ಯ ಹೋರಾಟದಲ್ಲಿ ಇದು ಪ್ರಮುಖ ಪಾತ್ರ ವಹಿಸಿದ್ರೂ ಸ್ವಾತಂತ್ರ್ಯೋತ್ಸವ ದಶಕದಲ್ಲಿ ಪ್ರಧಾನಮಂತ್ರಿಯವರ ಭಾಷಣ, ಧ್ವಜಾರೋಹಣ ಮತ್ತು ಗೌರವ ಕೇವಲ ರಾಷ್ಟ್ರಗೀತೆಗೆ ಸೀಮಿತವಾಗಿದ್ದರಿಂದ ಕೆಂಪು ಕೋಟೆಯ ಪ್ರಮುಖ ವೇದಿಕೆಯಲ್ಲಿ ವಂದೇ ಮಾತರಂ ಗಾಯನ ಇರಲಿಲ್ಲ. ಈಗ ಸೇರಿಸಿದ್ದಾದರೂ ಯಾಕೆ ಅಂತ ನಿಮ್ಮಲ್ಲಿ ಪ್ರಶ್ನೆ ಮೂಡ್ಬೋದು. ಸೊ ಬಂಕಿಮಚಂದ್ರ ಚಟರ್ಜಿಯವರು ಈ ಗೀತೆಯನ್ನು ರಚಿಸಿ 2026 ಈ ಮೈಲಿಗಲ್ಲಿನ ಗೌರವವಾಗಿ ರಕ್ಷಣಾ ಸಚಿವಾಲಯ ವಂದೇ ಮಾತರಂನ್ನು ಕೆಂಪು ಕೋಟೆಯಲ್ಲಿ ನಡೆಯುವ ಸ್ವಾತಂತ್ರ್ಯ ದಿನದ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಸೇರಿಸಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ಈ ಒಂದು ಸರ್ಕಾರದ ಶಿಷ್ಟಾಚಾರಗಳು ಏನು, ನಮ್ಮ ಪ್ರಧಾನಮಂತ್ರಿಯವರು ಕೆಂಪು ಕೋಟೆಗೆ ಬಂದ ನಂತರ ರಾಷ್ಟ್ರೀಯ ಗೀತೆ ವಂದೇ ಮಾತರಂನ್ನ ನುಡಿಸಲಾಗುತ್ತೆ, ನಂತರ ಧ್ವಜಾರೋಹಣ ನಡೆಯುತ್ತೆ, ಬಳಿಕ ರಾಷ್ಟ್ರಗೀತೆ ಜನಗಣಮನ ಮೊಳಗಲಿದೆ. ಸೊ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ತೀನಿ, ಆದರೆ ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ
3: ಹಲೋ ಶ್ವೇತಾ, ಗುಡ್ ಮಾರ್ನಿಂಗ್.
0: ಗುಡ್ ಮಾರ್ನಿಂಗ್ ವಿಜಯ ಗಣೇಶ್ ಅವರೇ.
3: ವಾಯ್ಸ್ ಕೇಳಿ ಯಾರಿದು ಹೊಸ ಜನ ಬಂದಿದ್ದಾರೆ ಅಂತ.
0: ಓಕೆ,
3: ಬೆಳಿಗ್ಗೆ ವಾಯ್ಸ್ ಒಂದ್ ಸ್ವಲ್ಪ ಬೇರೆ ತರ ಕೇಳಿಸುತ್ತೆ.
0: ಖಂಡಿತ ಖಂಡಿತ,
3: ಹಂಗ ಅನಿಸ್ತು ಮತ್ತೆ ಗೊತ್ತಾಯ್ತು ಅಂತ. ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯ
0: ತಮಗೂ ಕೂಡ ವಿಜಯ ಗಣೇಶ್ ಅವರೇ. 80th ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭಾಷಯಗಳು.
3: ಸರಿ, ನಾನು ನೀವ ಪಾಪ ಅವ್ರ ಷಡಾಕ್ಷರಿ ಅವ್ರು ಕೇಳಿದ್ರೆ ಕ್ಲಾರಿಟಿನೇ ಕೊಡ್ಲಿಲ್ಲ.
0: ಇಲ್ಲ ಇಲ್ಲ, ಮತ್ತೆ ಹೇಳುವ ಮುಂದೆ ಅದು ಈ ಕಾರ್ಯಕ್ರಮ ಕೇಳ್ತಾ ಇರ್ಲಿ ಅಂತ.
3: ಅವ್ರಿಗೆ ಡೌಟ್ ಬಂದಾಗ ನೀವು ಕ್ಲಿಯರ್ ಮಾಡ್ಬೇಕು. ಆಮೇಲೆ ಅವ್ರು ಕೇಳಿಸ್ಕೊಂಡಿಲ್ಲಪ್ಪ, ಏನ್ ಶ್ವೇತಾ ಮೇಡಮ್ ಏನ್ ಹೇಳಲೇ ಇಲ್ಲ
0: ಆಕ್ಚುಲಿ.
3: ಬಟ್ ನನಗೂ ಗೊತ್ತಿಲ್ಲ ಆಯ್ತಾ, ನಾನು ಅನ್ಕೊಂಡಿರೋದನ್ನ ಹೇಳೋಣ ಅಂತಾನೆ ಫೋನ್ ಮಾಡಿದೆ ಆಕ್ಚುಲಿ.
0: ಖಂಡಿತ ಹೇಳಿಪ್ಪ.
3: ಈಗ ಫಸ್ಟ್ ನಮ್ ಕಡೆನು ನಾನು ಸುಮಾರು ಜನ ಕೇಳಿದೀನಿ. ನನ್ನ ಮಗಳಿಗೆ ಒಂದು ಫಸ್ಟ್ ಇಯರ್ ಬರ್ಡ್ ಆದಾಗ 12 ಆದಾಗ ಒಂದ್ ತುಂಬಿ ಎರಡಕ್ ಬೀಳ್ತು ಅಂತಾರೆ. ಎರಡಕ್ಕೆ ಹೆಂಗ್ ಬೀಳುತ್ತದೆ, ಎರಡಕ್ಕೆ 24 ಆಗ್ಬೇಕು
0: ಆತರ
3: ತುಂಬಾ ಜನ ಒಂದ್ ಕೌಂಟ್ ಜಾಸ್ತಿ ಹೇಳೋದ್ ಕೇಳಿದೀನಿ. ಬಟ್ ಇಂಡಿಪೆಂಡೆನ್ಸ್ ಡೇ ವಿಷಯದಲ್ಲಿ ಏನು ಅಂದ್ರೆ, ನಾವು ಫಸ್ಟ್ ಡೇ ಸೆಲೆಬ್ರೇಟ್ ಮಾಡುದಲ್ಲ ಅದ್ ಕೌಂಟ್ ಬರುತ್ತೆ ಅಂತ. ಅಂದ್ರೆ ಫಸ್ಟ್ ವರ್ಷ ಏನ್ ಸೆಲೆಬ್ರೇಟ್ ಮಾಡ್ತೀವಿ ಅವಾಗ ಆಲ್ರೆಡಿ 2 ಸೆಲೆಬ್ರೇಷನ್ ಆಗ್ಬಿಟ್ಟಿರುತ್ತೆ. ಅಂದ್ರೆ ಬಂದ ದಿವಸ ಒಂದ್ ವರ್ಷ ಆದ್ಮೇಲೆ ಒಂದು. ಸೊ ಆ ಲೆಕ್ಕಕ್ಕೆ 80 ಬರುತ್ತೆ. ಬಟ್ ನಮ್ಗೆ ಸ್ವಾತಂತ್ರ್ಯ ಸಿಕ್ಕ 89 ವರ್ಷನೇ ಆಗಿರೋದು. ಅದ್ ಹೇಳದ್ರಲ್ಲಿ ಒಂದ್ ಸ್ವಲ್ಪ ಆಚೀಚೆ ಮಾಡಿದ್ರೆ ತಪ್ಪಾಗತ್ತೆ ಅಂತ ನನಗ್ ಅನ್ಸಿರೋದು ಅದನ್ನ ಹೇಳಿದೆ. ಮತ್ತೆಂತ ಹೆಂಗೆ ಸೆಲೆಬ್ರೇಟ್ ಮಾಡಿದ್ರೆ ಅಂತಾನ, ಆಸ್ ಯೂಶುವಲ್ ನಾವು ಹಳ್ಳಿ ಊರಲ್ಲಿ ಬೆಳ್ದದ್ದಲ್ಲ, ಅಲ್ಲಿ ಇದಕ್ ಹೋಗ್ಬೇಕಿತ್ತು. ಏನಂತಾರ ಅದಕ್ಕೆ, ಪ್ರೊಸೆಷನ್ಗೆ. ಮತ್ತೆ ನಮ್ಗೆ ಎಸ್ಪೆಷಲಿ ನಮ್ ಟೀಚರೇ ಒಂದ್ ಭಾಷಣ ಬಂತು ಬರ್ದ್ಕೊಡೋರು, ತುಂಬಾ ಚೆನ್ನಾಗಿ ಹೇಳ್ತಿದ್ವಿ. ಎಲ್ರೊಟ್ಟಿಗೆ ಹಿಂಗ್ ಹೋಗ್ತಿವಲ್ಲ ಅನ್ನೋದೇ ಖುಷಿ. ಕೆಲವು ಜಾಗ ಯಾವ್ದೋ ಗ್ರಾಮ ಪಂಚಾಯತಿ ಆಫೀಸು ಇನ್ನೆಲ್ಲೆಲ್ಲೋ ಕರ್ಕೊಂಡೋಗಿ ಫ್ಲಾಗ್ ಹಾಸ್ ಮಾಡಿ ನಮ್ಗೆ ಸ್ವೀಟ್ ಕೊಡೋರು. ಮಜಾ ಅಂದ್ರೆ ಒಬ್ಬೊಬ್ರೆ ಉದ್ರಿ ಉದ್ರಿ ಬೀಳ್ತಿರ್ತಿದ್ರು. ಇದ್ ಯಾಕೆ ಅನ್ನೋದ್ ನನ್ಗೆ ಅರ್ಥನೇ ಆಗ್ತಿರ್ಲಿಲ್ಲ ಅವಾಗ. ಹೌದಲ್ವಾ, ಚಿಕ್ ಮಕ್ಳು ಕೆಲವರು ತಲೆ ತಿರುಗಿ ಬೀಳ್ತೀನಿ ಅಂತ ಒಬ್ಬೊಬ್ರೆ ಅಲ್ಲೋದ್ರು, ಇಲ್ಲಿ ಕೂತ್ರು, ರೆಸ್ಟ್ ಮಾಡಿದ್ರು, ಅದೊಂದೇನೋ ನೋಡಕ್ ಸಿಕ್ತಿತ್ತು ನನಗೆ. ಇದೇನಂತ ಅರ್ಥ ಆಗ್ತಿರ್ಲಿಲ್ಲ.
0: ಓಕೆ ಓಕೆ,
3: ಚೆನ್ನಾಗಿತ್ತು ಅಷ್ಟೇ.
0: ಓಕೆ ಮಾ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ನಿಮ್ಮೆಲ್ಲ ಅಭಿಪ್ರಾಯಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ, ಥ್ಯಾಂಕ್ ಯು ಮಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ವಿಜಯ ಗಣೇಶ್ ಅವರು ತುಂಬಾ ಅವರ ಒಂದು ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾ ಇದ್ರು. ಶ್ವೇತಾ, ನೀವು ಅವಾಗಲೇ ಹೇಳಬೇಕಾಗಿತ್ತು ಅಂತ. ಬಟ್ ಎಸ್, ಕ್ಯೂರಿಯಸ್ ಆಗಿರ್ಲಿ, ಬಟ್ ಎಲ್ಲರಿಗೂ ಇದು ಪೇಪರಲ್ಲೇ ಅನೌನ್ಸ್ ಆಗಿದೆ ಅಥವಾ ಎಲ್ಲ ಇದು ಒಂಥರ ಗೊಂದಲ ಅಂತಾನೆ ಸಾರ್ವಜನಿಕರು ಒಪ್ಕೊಂಡಿದ್ದಾರೆ, ಹಾಗೆ ಯಾಕೆ ಅಂತಾನು ಕೂಡ ಮೆನ್ಷನ್ ಮಾಡಿದ್ದಾರೆ. ಬಟ್ ಏನಪ್ಪ ಅಂತಂದ್ರೆ, ಇವಾಗ ಅದನ್ನ ಕ್ಲಿಯರ್ ಕಟ್ ಆಗಿ ನಾನು ಹೇಳೋಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದ್ರೆ, ಬ್ರಿಟಿಷರ ಆಡಳಿತದಿಂದ ಸ್ವಾತಂತ್ರ್ಯವಾಯಿತು ಅಂತಾನೆ ನಮ್ಮೆಲ್ಲರಿಗೂ ಗೊತ್ತಿದೆ. ಅದೇ ದಿನವನ್ನ ದೇಶದ ಮೊದಲ ಅಂದ್ರೆ ಮೊದಲ ಫಸ್ಟ್ ಸ್ವಾತಂತ್ರ್ಯ ದಿನವೆಂದು ಆಚರಿಸಲಾಯಿತು. ಎಸ್, ಈಗ ನಮ್ಮ ಅರ್ಪಿತಾ ಅವರು ಕರೆಯಲಿದ್ದಾರೆ, ಬನ್ನಿ ಸ್ವೀಕರಿಸೋಣ. ಹಲೋ
4: ಹಲೋ ಶ್ವೇತಾ.
0: ಎಸ್, ಗುಡ್ ಮಾರ್ನಿಂಗ್ ಅರ್ಪಿತಾ.
4: ವೆರಿ ಗುಡ್ ಮಾರ್ನಿಂಗ್ ಶ್ವೇತಾ. ಮೊದಲನೇದಾಗಿ 80th ಸ್ವಾತಂತ್ರ್ಯ ದಿನಾಚರಣೆಗೆ ಶುಭಾಶಯಗಳು.
0: ತಮಗೂ ಕೂಡ ಶುಭಾಶಯಗಳು ಅರ್ಪಿತಾ ಅವರೇ. ಈಗ
4: ಕೇಳಿದವರಿಗೆ ಕೂಡ 80th ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಶ್ವೇತಾ.
0: ಓಕೆ,
4: ಸೊ ನಾವ್ ಅಟ್ ಪ್ರೆಸೆಂಟ್ ಈಗ ನಮ್ಮ ಶಿವಮೊಗ್ಗದ ಹೆಮ್ಮೆಯ ನೆಹರು ಕ್ರೀಡಾಂಗಣದಲ್ಲಿದ್ದೀವಿ, ನೆಹರು ಸ್ಟೇಡಿಯಂನಲ್ಲಿದ್ದೀವಿ. ಸೊ ವಿಶೇಷವಾಗಿ ಇವತ್ತು ಇಲ್ಲಿ ಸಾಕಷ್ಟು ಜನರು, ಅದರಲ್ಲೂ ಶಿವಮೊಗ್ಗದಲ್ಲಿ ನೆರೆದಿರುವಂತಹ ಸಾಕಷ್ಟು ಅಭಿಮಾನಿಗಳು ಕೂಡ ಅಲ್ಲಿಗೆ ಬರ್ತಾರೆ, ಯಾಕಂದ್ರೆ ಧ್ವಜಾರೋಹಣವನ್ನ ನೋಡೋದಕ್ಕಾಗಿ. ಇನ್ನು ಕಾರ್ಯಕ್ರಮದ ಲಿಸ್ಟ್ ಹೇಗಿದೆ ಅಂದ್ರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಏನೇನೆಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದಾರೆ ಅಂದ್ರೆ, ಮೊದಲನೇದಾಗಿ 8:55ಕ್ಕೆ ಮುಖ್ಯ ಅತಿಥಿಗಳು ಬರ್ತಾ ಇದಾರೆ. ಅದಾದ್ಮೇಲೆ 8:57ಕ್ಕೆ ವಂದೇ ಮಾತರಂ ಗೀತೆ ಪ್ರಾರಂಭ ಆಗುತ್ತೆ. ಇನ್ನು ಕರೆಕ್ಟ್ ಆಗಿ 9:00 ರಾಷ್ಟ್ರಗೀತೆಯೊಂದಿಗೆ ಧ್ವಜಾರೋಹಣ ನಡೆಯುತ್ತೆ, ಅದು ಪೊಲೀಸ್ ಬ್ಯಾಂಡ್ನೊಂದಿಗೆ. ಅದು ಕೇಳಕ್ಕೆ ತುಂಬಾ ಖುಷಿ ಆಗುತ್ತೆ.
0: ಸೂಪರ್.
4: ಇನ್ನು ಈ ಬಾರಿಯ ವಿಶೇಷ ಅತಿಥಿಗಳು ಸನ್ಮಾನ್ಯ ಶಾಲಾ ಶಿಕ್ಷಣ ಹಾಗೆ ಸಾಕ್ಷರತಾ ಇಲಾಖೆ ಸಚಿವರಾದಂತಹ ಶ್ರೀ ಎಸ್ ಮಧು ಬಂಗಾರಪ್ಪರವರು. ಸೊ ಅವರು ಇವತ್ತಿನ ಧ್ವಜಾರೋಹಣವನ್ನ ಮಾಡ್ತಾ ಇದಾರೆ. ಇನ್ನು ಅದಾದ್ಮೇಲೆ ನಾಡಗೀತೆ ಇರುತ್ತೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೆ ಕಸ್ತೂರ್ಬಾ ಶಾಲೆಯ ವಿದ್ಯಾರ್ಥಿಯೊಂದಿಗೆ ಈ ಒಂದು ನಾಡಗೀತೆ ನಡೆಯುತ್ತೆ. ಅದಾದ್ಮೇಲೆ 9:10 ರಾಷ್ಟ್ರ ನಾಯಕರಿಗೆ ಪುಷ್ಪಾರ್ಚನೆಯನ್ನ ಮಾಡಿ ಇನ್ನು ಶಾಲಾ ಮಕ್ಕಳಿಂದ ಬಲೂನ್ ಕೂಡ ಹಾರಿಸ್ತಾರೆ ಶ್ವೇತಾ. ಇನ್ನು 9:15ಕ್ಕೆ ಶ್ರೀ ಯುವರಾಜ್ ಎಸ್ ಎಸ್ ಆರ್ ಪಿ ಡಿ ಅವ್ರಲ್ಲ ಅವರಿಂದ ಪರೇಡ್ ಕಮಾಂಡರ್ ಇರುತ್ತೆ, ತುಕಡಿಗಳ ಪರಿಶೀಲನೆ ಅಂದ್ರೆ ಅನುವು ಕೋರ್ತಾರೆ. ಅದಾದ ನಂತರ ಇನ್ನು ಬೆಳಗ್ಗೆ 9:20 ಏನಿದೆ ಗೌರವ ವಂದನೆ ಸ್ವೀಕಾರ ಮಾಡ್ತಾರೆ, ಇನ್ನು ಪರೇಡ್ ತಂಡಗಳ ವೀಕ್ಷಣೆ ಕೂಡ ಇರುತ್ತೆ, ಪಥಸಂಚಲನ ಪ್ರಾರಂಭ ಆಗುತ್ತೆ. ಸೊ ಇಲ್ಲಿಗೆ ಸಾಕಷ್ಟು ಜನ ಬರುವಂತದ್ದು ಪಥಸಂಚಲನವನ್ನು ನೋಡೋಕೆ ಕೂಡ, ಅದ್ ನೋಡೋದೇ ಒಂದು ಖುಷಿ. ಯಾಕಂದ್ರೆ ತುಂಬಾ ಜನಕ್ಕೆ ಡೆಲ್ಲಿಗೆ ಹೋಗೋಕೆ ಅವಕಾಶ ಸಿಗೋದಿಲ್ಲ, ಆದ್ರೆ ಇಲ್ಲೇ ಕುತ್ಕೊಂಡು ನಮ್ಮವ್ರು ಮಾಡುವಂತಹ ಪಥಸಂಚಲನ ನೋಡೋದೇ ಒಂದು ರೀತಿ ಖುಷಿ ಆಗಿರುತ್ತೆ ಶ್ವೇತಾ. ಸೊ ಇಷ್ಟೊಂದೆಲ್ಲ ಕಾರ್ಯಕ್ರಮಗಳು ಇದೆ, ಇನ್ನು ಸುಮಾರು 10:30 ತನಕ ಕೂಡ ಕಾರ್ಯಕ್ರಮ ನಡೆಯುತ್ತೆ ಶ್ವೇತಾ ಇಲ್ಲಿ.
0: ಸೂಪರ್, ನೀವು ಅಲ್ಲಿನ ಅಪ್ಡೇಟ್ಸ್ ಗಳನ್ನ ನಮಗೆ ನೀಡ್ತಾ ಇರಿ ಅರ್ಪಿತ ಅವರೇ.
4: ಖಂಡಿತ ಶ್ವೇತಾ, ನೀಡ್ತಾ ಇರ್ತೀವಿ.
0: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
4: ಎಸ್, ಥ್ಯಾಂಕ್ ಯು ಶ್ವೇತಾ, ಮತ್ತೆ ಸಿಗ್ತೀವಿ.
0: ಎಸ್, ಸೊ ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ, ನಮ್ಮ ಆರ್ ಜೆ ಅರ್ಪಿತಾ ಅವರು ಶಿವಮೊಗ್ಗದ ನೆಹರು ಸ್ಟೇಡಿಯಂನಲ್ಲಿ ಸಂಭ್ರಮ ಆಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯ ಒಂದು ದಿನದ ಸಂಭ್ರಮವನ್ನ ಅಲ್ಲಿನ ಅಪ್ಡೇಟ್ಸ್ಗಳನ್ನ ಕೊಡ್ತಾರೆ, ಹಾಗೆ ಅವ್ರ ಜೊತೆಗೆ ಶ್ರೀಧರ್ ಅವರು ಕೂಡ ಅಲ್ಲಿ ಭಾಗವಹಿಸಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಸ್ನೇಹಿತರೆ, ಈಗ ನಾನಾಗಲೇ ತಿಳಿಸ್ತಾ ಇದ್ದೆ, ನಮ್ಮ ಎಸ್ 1947 ಮೊದಲನೇ ಸ್ವಾತಂತ್ರ್ಯ ದಿನ ಆಗಿರುತ್ತೆ, 1948 ಎರಡನೇ ಸ್ವಾತಂತ್ರ್ಯ ದಿನವಾಗಿರುತ್ತೆ, 2025 ಇಸ್ವಿಯಲ್ಲಿ 79ನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗುತ್ತೆ, ಹಾಗೆ ಈ ವರ್ಷ ಅದು ಕಂಪ್ಲೀಟ್ ಆಗಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ನಾವು. ಏನಪ್ಪ ಅಂತಂದರೆ, ನಮ್ಮ ಗೊಂದಲಕ್ಕೆ ಸರಳ ಲೆಕ್ಕಾಚಾರ ಅಂದರೆ ಪೂರ್ಣಗೊಂಡ ಸ್ವಾತಂತ್ರ್ಯದ ವರ್ಷಗಳು 79 ವರ್ಷಗಳ ನಂತರ ಈಗ 80ನೇ ಆಚರಣೆ ಮಾಡ್ತಾ ಇದ್ದೀವಿ. ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ, ಹಲೋ. ಎಸ್, ಕರೆ ಕಟ್ ಆಯಿತು. ಸೊ ಸ್ನೇಹಿತರೆ, ನಮ್ಮ ಸ್ಟುಡಿಯೋದಲ್ಲಿ ನಿಮಗಾಗಿ ಒಂದು ಮಧುರವಾದ ದೇಶಭಕ್ತಿ ಗೀತೆ ಕಾದಿದೆ. ಆ ಗೀತೆಯ ಬಳಿಕ ನಮ್ಮ ಶಿವಮೊಗ್ಗದ ಜನತೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹೇಗೆ ಆಚರಿಸ್ತಾ ಇದ್ದಾರೆ, ನಿಮ್ಮ ಅನಿಸಿಕೆಗಳನ್ನು ನಮ್ಮ ಒಂದು ಫೋನಿನ ಮುಖಾಂತರ ತಿಳಿಸ್ಬೋದು, ಅಥವಾ ವಾಟ್ಸಪ್ ಮುಖಾಂತರ ನೀವು ಮೆಸೇಜ್ ಮಾಡ್ಬೋದು ಅಂತ ಹೇಳ್ತಾ, ನಮ್ಮ ಸಂಖ್ಯೆ 9860906729. ಓಕೆ, ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ, ಹಲೋ. ಕರೆ ಕಟ್ ಆಯಿತು. ಓಕೆ ಸ್ನೇಹಿತರೆ, ಎಸ್, ನಾನು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಕರೆಗೆ ಸಿದ್ಧವಾಗಿರ್ತಾರೆ ಶ್ವೇತಾ. ಇವತ್ತು 9 ಏನು ಗಂಟೆಗಳ ಕಾಲ ವಿಶೇಷ ನೇರ ಪ್ರಸಾರವಾಗಿದೆ, ಇವತ್ತಾದರೂ ನಮಗೆ ಕಾಲ್ ಸಿಗತ್ತಾ ಅಂತ ನೆನೆ ಹಾಗೆ ಕಾಲ್ ಎಳಿತಾ ಇದ್ರು ನಮ್ಮ ಕೇಳುಗರು. ಎಸ್, ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ,
5: ಹಲೋ. ನಮಸ್ತೆ ಮೇಡಮ್.
0: ನಮಸ್ತೆ ಕಲ್ಪನಾ ಮೇಡಮ್.
5: ಮೇಡಮ್
0: ಹೇಗಿದ್ದೀರಾ?
5: ಆರಾಮಿದ್ದೀವಿ ಮೇಡಮ್, ನೀವು ಆರಾಮಿದ್ದೀರಾ?
0: ಸೂಪರ್ ಆಗಿದ್ದೀವಿ.
5: ಬೆಳಗ್ಗೆನೆ ಸ್ವಾತಂತ್ರ್ಯ ದಿನಾಚರಣೆ,
0: ಸ್ವಾತಂತ್ರ್ಯ ಸಿಕ್ಕಷ್ಟೇ ನಮಗೆ ಇವತ್ತು ಕೂಡ
5: ಕಾಲ್ ಸಿಕ್ಕಿದ್ದು ಅಷ್ಟೇ.
0: ಓಕೆ,
5: 79ನೇ ಹಾಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು.
0: ಸ್ಮಾರ್ಟ್ ಆನ್ಸರ್ ಅಂದ್ರೆ ಅಲ್ವಾ,
5: 79 ಆದ್ಮೇಲೆ 80 ಬರೋದು ಮೇಡಮ್, ಹಂಗಾಗಿ ಅದನ್ನು ಆಚರಿಸಬೇಕು, ಇದನ್ನು ಆಚರಿಸಲೇಬೇಕು.
0: ಖಂಡಿತ. ಕಲ್ಪನಾ ಅವರೇ,
5: ಸಣ್ಣದರಿಂದನೇ ದೊಡ್ಡದು.
0: ಹೌದು ಮೇಡಮ್, ಹೌದು. ನೀವು ಯಾವ ತರ ಆಚರಣೆ ಮಾಡ್ತಾ ಇದ್ರಿ?
5: ತುಂಬಾ ಖುಷಿಯಾಗಿ ಹೋಗ್ತಿದ್ವಿ ಮೇಡಮ್ ಸ್ಕೂಲಿಗೆ, ಎಲ್ಲದಕ್ಕೆ ಎಲ್ಲ ಟೈಮಿಗಿಂತ ಇವತ್ತಿನ ದಿನ ತುಂಬಾ ಬೇಗ ಎದ್ದು ಮನೆ ಹತ್ರ ಯಾವ್ದಾದ್ರು ಹೂ ಬಿಟ್ರೆ ಹೂ ಹರ್ಕೊಂಡು ಒಂದೆರಡೆ ಯಾವ್ದಾದ್ರು ಭಾಷಣ ಕಲ್ತು ಅದು ತಪ್ಪು ತಪ್ಪಾಗ್ಲು ಸರಿಯಾಗ್ಲಿ ಒಟ್ ಕಲಿಯೋದು. ಅದು ಒಂದ್ 4 ದಿನ ಸ್ಕೂಲ್ ಅಲ್ಲಿ ಪಾಠನೂ ಇಲ್ಲ ಎಂತದೂ ಇಲ್ಲ, ಬರೀ ಅದ್ರ ಬಗ್ಗೆ ಆಸಕ್ತಿ ಜಾಸ್ತಿ. ಹಂಗಾಗ ಅದೊಂದ್ ಚಾಕ್ಲೇಟ್ ಕೊಡ್ತಾರೆ, ಮತ್ತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಅವರು ಇವ್ರನ್ನ ಭಾಷಣ ಕರೆಸಿದ್ರು, ಅದ ಅರ್ಥ ಆಗ್ತಿರ್ಲಿಲ್ಲ, ಸುಮ್ನೆ ಕುತ್ಕೊಂಡು ಕೇಳೋದು ಎಷ್ಟೊತ್ತಿಗೆ ಮನೆಗೆ ಬಿಡ್ತಾರ ಮತ್ತೆ ಎಷ್ಟೊತ್ತಿಗೆ ಬೇಗ ಬಂದೆವೋ ಮನೆಗೆ, ಬೇಗ ಬರ್ ಅವತ್ತಿನ ದಿನ ಹಾಫ್ ಡೇ ಅಂತ. ಅದೊಂಥರ ಖುಷಿ,
0: ಖುಷಿ ಆಗತ್ತೆ. ಹೌದು,
5: ಬೇಗ ಬರ್ತೀವಿ ಮನೆಗೆ ಇವತ್ತು
0: ಅಲ್ವಾ. ಹೌದು,
5: ಆತರ ಮೇಡಮ್, ತುಂಬಾ ಚೆನ್ನಾಗಿತ್ತು.
0: ಥ್ಯಾಂಕ್ ಯು, ಥ್ಯಾಂಕ್ ಯು.
5: ಆಮೇಲೆ ಊರಲ್ಲೆಲ್ಲ ಪ್ರಭಾತ್ ತೇರಿ ಹೋಗ್ತಾ ಇದ್ವಿ ಮೇಡಮ್, ಹಳ್ಳಿಗಳಲ್ಲೆಲ್ಲ ಒಂದೇ ಮಾತಾರಮ್ಮ ಜೈ ಭಾರತ ಜನನಿ ಅದನ್ನ ಹೇಳ್ಕೊಂತ ಆಡಳಿಸ್ಕೊಂತ ಊರ್ ತುಂಬಾ. ನಮ್ಮ ಅಮ್ಮರೆಲ್ಲ ಬರ್ತಾರ ಬರ್ತಾರ ನಮ್ಮ ಮಕ್ಳು ಅಂತ ರೋಡಿ ನಿಂತ್ಕೊಂಡ್ ಕಾಯ್ತಿದ್ರು,
0: ಅದೆಲ್ಲ ನೆನಪಾಗ್ತಿದೆ ಇವಾಗ.
5: ಮೇಡಮ್
0: ಥ್ಯಾಂಕ್ ಯು, ಥ್ಯಾಂಕ್ ಯು ಕಲ್ಪನಾ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ಕಲ್ಪನಾ ಅವರು ಅವರ ಒಂದು ಬಾಲ್ಯದ ನೆನಪುಗಳನ್ನ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಹೇಗೆ ನಡೀತಾ ಇತ್ತು ಅನ್ನೋದನ್ನ ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು. ಈಗ ನಮ್ಮ ಸ್ವಾತಂತ್ರ್ಯದ ಓಟ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತಗೊಂಡು ವಾಪಸ್ ಬರ್ತೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ನಮ್ಮ ದೇಶ ಹೋರಾಟದ ಕಥೆಗಳ, ಸಂಸ್ಕೃತಿಯ ಬಣ್ಣಗಳ ಮತ್ತು ಸಿಹಿಯಾದ ಸಂಬಂಧಗಳ ದೇಶ. ಈ ಸುಂದರ ಭಾರತಕ್ಕೆ ನಮ್ಮ ಹೃದಯಪೂರ್ವಕ ನಮನ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
8: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
9: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
10: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
9: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
10: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
11: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
10: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
12: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
13: ಮೂನೆ ರೆಡಿ ಆಗ್ತಾ ಇದೆ.
12: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
14: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನೂ ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
15: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಸ್ವಾತಂತ್ರ್ಯದ ಓಟ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ನಮ್ಮ ಮಲೆನಾಡಿನ ತಂಪಾದ ಗಾಳಿ, ತುಂಗ ನದಿಯ ಅಲೆಗಳ ರಿಂಗಣ, ಹಸಿರಿನ ಸಿರಿಭರಿತ ನಮ್ಮ ಹೆಮ್ಮೆಯ ಶಿವಮೊಗ್ಗದಿಂದ ನಿಮ್ಮೆಲ್ಲರ ನೆಚ್ಚಿನ ರೇಡಿಯೋ ಮಿತ್ರರಾದಂತಹ ನಮ್ಮ ಏನು ಆರ್ ಜೆ ಎಸ್ ಅಲ್ಲಿ ನಮ್ಮ ಶಿವಮೊಗ್ಗ ಸ್ಟೇಡಿಯಂನಲ್ಲಿ ಭಾಗವಹಿಸಿದ್ದಾರೆ. ಸೊ ಅಲ್ಲೂ ಕೂಡ ಸಾಕಷ್ಟು ಸಂಭ್ರಮಾಚರಣೆ ನಡೀತಾ ಇದೆ. ಸೊ ಎಲ್ಲ ಕಾರ್ಯಕ್ರಮವನ್ನು ಜೋಡಿಸ್ಕೊಳ್ತಾ ಇದೆ, ಅಂದರೆ ಕಾರ್ಯಕ್ರಮಕ್ಕೆ ಬೇಕಾದಂತಹ ಏನು ಸಂಭ್ರಮ ಅದನ್ನು ಆಚರಣೆ ಮಾಡ್ತಾ ಇದ್ದಾರೆ. ಸೊ ಇವತ್ತು ನಮ್ಮ ದೇಶ ಅಕ್ಷರಶಃ ತ್ರಿವರ್ಣ ಧ್ವಜದ ಬಣ್ಣದಲ್ಲಿ ಮಿಂದೆದ್ದಿದೆ. ಬ್ರಿಟಿಷರ ದಾಸ್ಯದಿಂದ ಮುಕ್ತರಾಗಿ ನಾವೆಲ್ಲರೂ ಸ್ವತಂತ್ರ ಭಾರತದ ಮುಕ್ತ ವಾತಾವರಣದಲ್ಲಿ ಉಸಿರಾಡ್ತಾ ಇರೋದಕ್ಕೆ ಇವತ್ತು ಅಕ್ಷರಶಃ ಹೆಮ್ಮೆಯ ದಿನ ಅಂತಲೇ ಹೇಳ್ಬೋದು. ಅದರಲ್ಲೂ ನಮ್ಮ ಶಿವಮೊಗ್ಗದಲ್ಲಿ ಇವತ್ತಿನ ಈ ಹಬ್ಬದ ಸಂಭ್ರಮ ಹೇಗಿದೆ ಅಂತ ಈಗ ಆರ್ ಜೆ ಅರ್ಪಿತಾ ಅವರು ಸ್ವಲ್ಪ ಅಪ್ಡೇಟ್ಗಳನ್ನು ತಿಳಿಸಿದಾಯಿತು. ಹಾಗೆ ಶ್ರೀಧರ್ ಅವರು ಕೂಡ ಅಲ್ಲಿ ಭಾಗವಹಿಸಿದ್ದಾರೆ. ಬೆಳಗ್ಗೆಯಿಂದಲೇ ನಮ್ಮ ಶಿವಮೊಗ್ಗದ ನೆಹರು ಸ್ಟೇಡಿಯಂ ಸೇರಿದಂತೆ ಪ್ರಮುಖ ಸರ್ಕಾರಿ ಹಾಗೂ ಖಾಸಗಿ ವಿದ್ಯಾಸಂಸ್ಥೆಗಳಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿದೆ ಅಂತಲೇ ಹೇಳ್ತಾರೆ. ಸೊ ಪುಟ್ಟ ಮಕ್ಕಳು ಕೈಯಲ್ಲಿ ಪುಟ್ಟ ಪುಟ್ಟ ತ್ರಿವರ್ಣ ಧ್ವಜಗಳನ್ನು ಹಿಡಿದು ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಅನ್ನೋ ಘೋಷಣೆಗಳನ್ನು ಕೂಗೋದಕ್ಕೆ ರೆಡಿಯಾಗಿದ್ದಾರೆ. ಆ ದೃಶ್ಯ ನೋಡೋದು ಅದ್ಭುತ ಅಂತಲೇ ಹೇಳ್ಬೋದು. ಸೊ ಈ ಒಂದು ಕಾರ್ಯಕ್ರಮವನ್ನು ನೀವೆಲ್ಲರೂ ಆಲಿಸ್ತಾ ಇದ್ದೀರಾ, ಅದಕ್ಕೂ ಕೂಡ ನಿಮಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಈಗ ನಮ್ಮ ಶ್ರೀಧರ್ ಅವರು ಏನು ಹೇಳ್ತಾರೆ ಕೇಳೋಣ. ಹಲೋ, ನಮಸ್ತೆ.
16: ನಮಸ್ತೆ ಶ್ವೇತಾ.
0: ಎಸ್, ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭಾಶಯಗಳು.
16: ಥ್ಯಾಂಕ್ ಯು, ಥ್ಯಾಂಕ್ ಯು. ನೀವು ಕೂಡ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. 80ನೇ ಸ್ವಾತಂತ್ರ್ಯ ದಿನ ಇವತ್ತು ಆಚರಣೆ ಮಾಡ್ತಾ ಇದೀವಿ. ಸೊ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಆಗಿದೆ ಅಂತ ಹೇಳ್ಬೋದು. ಇವತ್ತು ನಮ್ಮ ಶಿವಮೊಗ್ಗದ ನೆಹರು ಸ್ಟೇಡಿಯಂನಲ್ಲಿ ನಡೀತಾ ಇದೆ. ಸೊ ಹಾಗೇನೆ ಅತಿಥಿಗಳು ಇನ್ನೇನು ಆಗಮಿಸ್ತಾ ಇದ್ದಾರೆ. ಸೊ ಜೊತೆಗೆ ಈ ಒಂದು ಸಂಭ್ರಮದ ಆಚರಣೆಯಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳಾಗಿರ್ಬೋದು, ನಮ್ಮ ಪೊಲೀಸ್ ಇಲಾಖೆ ಆಗಿರ್ಬೋದು, ಅಗ್ನಿಶಾಮಕ ಇಲಾಖೆ ಆಗಿರ್ಬೋದು, ಸಿಆರ್ಪಿಎಫ್ ನ ಅಧಿಕಾರಿಗಳಾಗಿರ್ಬೋದು, ಅವರೆಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದಾರೆ. ಜೊತೆಗೆ ಏನು ಪೆರೇಡ್ ನ ಮಾಡೋದಕ್ಕೆ ಮಕ್ಕಳು ಕೂಡ ಇಲ್ಲಿ ಬಂದಿರುವಂತದನ್ನ ನಾವು ನೋಡಬಹುದು. ವಿವಿಧ ಶಾಲೆಗಳಿಂದ ಬಂದಿದ್ದಾರೆ. ತುಂಬಾನೇ ಚೆನ್ನಾಗಿ ಅರೇಂಜ್ಮೆಂಟ್ ಕೂಡ ಆಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಇನ್ನು ಮಕ್ಕಳು ಬರ್ತಾ ಇದಾರೆ. ಸೊ ಇದರಲ್ಲಿ ಮಕ್ಕಳ ಇನ್ವಾಲ್ವ್ಮೆಂಟ್ ನೋಡ್ತಾ ಇದ್ರೆ ತುಂಬಾನೇ ಖುಷಿ ಆಗುತ್ತೆ. ಯಾಕೆಂತಂದ್ರೆ ಈ ಸ್ವಾತಂತ್ರ್ಯ ದಿನದ ಒಂದು ಆಚರಣೆ ಯಾಕೆ ಆಚರಣೆ ಮಾಡ್ತಾರೆ, ಜೊತೆಗೆ ಇದರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಕೂಡ ಮಕ್ಕಳಿಗೆ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗೇನೆ ಏನು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತಹ

0: ಹೋರಾಟಗಾರರ ತ್ಯಾಗ ಬಲಿದಾನ ಇದೆಲ್ಲದರ ಬಗ್ಗೆ ಕೂಡ ಮಕ್ಕಳಿಗೆ ಅರಿವಾಗುತ್ತೆ ಅಂತಾನೆ ಹೇಳ್ಬೋದು ಶ್ವೇತಾ, ಈ ಒಂದು ಕಾರ್ಯಕ್ರಮದ ಮೂಲಕ.
1: ಸೂಪರ್ ಸೂಪರ್ ಶ್ರೀಧರ್ ಅವರೇ.
0: ಹೌದು, ಹಾಗೆ ಇನ್ನು ಯಾರೆಲ್ಲ ನಮ್ಮ ಶಿವಮೊಗ್ಗದ ನೆಹರು ಸ್ಟೇಡಿಯಂ ಏನು ಬಂದಿಲ್ಲ, ಸೊ ಬನ್ನಿ. ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮ, ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಯುತ್ತೆ, ಜೊತೆಗೆ ಧ್ವಜಾರೋಹಣ ಕೂಡ ಇನ್ನೇನು 9 ಗಂಟೆ ಅಷ್ಟೊತ್ತಿಗೆ ಆಗಬಹುದು ಅಂತ ಹೇಳಿದ್ದಾರೆ. ಸೊ ಅಷ್ಟೊತ್ತಿಗೆ ಆಗುತ್ತೆ. ಹಾಗೆ ಪೊಲೀಸ್ ಬ್ಯಾಂಡ್ ನೊಂದಿಗೆ ವಿಶೇಷ ಅತಿಥಿಗಳನ್ನ ಕೂಡ ಇಲ್ಲಿ ಆಹ್ವಾನ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನಷ್ಟು ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಇರ್ತೀನಿ ಶ್ವೇತಾ. ಹಾಗೆ ನಮ್ಮ ಲಿಸನರ್ಸ್ ಕೂಡ ನಮ್ಮ ಶಿವಮೊಗ್ಗದ ಈ ಒಂದು ಸ್ವಾತಂತ್ರ್ಯದ ಆಚರಣೆ ಹೇಗಿದೆ ಅನ್ನೋದನ್ನ ಕೇಳ್ಬೋದು ಅಂತ ಅನ್ಕೊಳ್ತೀನಿ.
1: ಖಂಡಿತ ಶ್ರೀಧರ್ ಅವರೇ, ಸೊ ಮತ್ತಷ್ಟು ಅಪ್ಡೇಟ್ ಗಳನ್ನ ಕೊಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಶ್ರೀಧರ್ ಅವರು, ಈಗಷ್ಟೇ ನಮ್ಮ ನೆಹರು ಕ್ರೀಡಾಂಗಣದಲ್ಲಿ ಯಾವೆಲ್ಲ ಸಂಭ್ರಮಾಚರಣೆಯಿಂದ ನೆರವೇರೋದನ್ನ ಈಗ ತಾನೇ ತಿಳಿಸಿದ್ರು. ಸೊ ಚಿಕ್ಕ ಮಕ್ಕಳು ಕೈಯಲ್ಲಿ ಪುಟ್ಟ ಪುಟ್ಟ ತ್ರಿವರ್ಣ ಧ್ವಜಗಳನ್ನು ಹಿಡ್ಕೊಂಡು ಕಾಯ್ತಾ ಇದ್ದಾರೆ. ಇನ್ನೇನು ಫ್ಲಾಗ್ ಹೋಯಿಸ್ಟಿಗೆ ಕೆಲವೇ ಕ್ಷಣಗಳು ಇದೆ ಅಂತ ತಿಳಿಸ್ತಾ ಇದ್ರು. ಆ ದೃಶ್ಯ ನೋಡೋದಕ್ಕೆ ನನಗೂ ಕೂಡ ತುಂಬ ಆಸೆ. ಸೊ ಎಸ್, ಸಾಧ್ಯವಾದರೆ ಮುಂದಿನ ವರ್ಷದಲ್ಲಿ ಹೋಗ್ಬೋದು ಕೂಡ ಅಂತ ಹೇಳ್ತಾ, ನಗರದ ಪ್ರಮುಖ ವೃತ್ತಗಳು, ಸಾರ್ವಜನಿಕ ಉದ್ಯಾನವನಗಳು ಹಾಗೂ ಅಂಗಡಿ ಮುಂದೆ ಈ ಕೇಸರಿ ಬಿಳಿ ಹಸಿರು ಬಣ್ಣ ವಿದ್ಯುತ್ ದೀಪಗಳಿಂದ ಕಂಗೊಳಿಸ್ತಾ ಇದೆ ನಮ್ಮ ಶಿವಮೊಗ್ಗ. ಸಾರ್ವಜನಿಕರು ಎಲ್ಲ ಕಡೆಯೂ ಅತ್ಯಂತ ಸಡಗರದಿಂದ ಪಾಲ್ಗೊಳ್ತಿದ್ದಾರೆ. ಹಿರಿಯರಾಗಿರಲಿ ಯುವಕರಾಗಿರಲಿ ಅನ್ನೋ ಒಂದು ಏನೋ ಭೇದವಿಲ್ಲದೆ ಎಲ್ಲರೂ ಕೂಡ ಒಂದೇ ವೇದಿಕೆ ಅಡಿ ದೇಶದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ನಂತರ ಈ ಒಂದು ಹೆಮ್ಮೆಯ ಮೈಲಿಗಳನ್ನು ಕಣ್ ತುಂಬಿಕೊಳ್ಬೋದು ಅಂತಲೇ ಹೇಳ್ಬೋದು. ಸೊ ಎಸ್, ಮತ್ತು ಕರೆ ಸ್ವೀಕರಿಸೋಣ. ಹಲೋ ಹಲೋ
0: ಹಲೋ.
1: ಹಾ ಶ್ರೀಧರ್,
0: ಇವತ್ತಿನ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ನಮ್ ಜೊತೆಗೆ ಅಥ್ಲೆಟಿಕ್ಸ್ ನಲ್ಲಿ ವರ್ಲ್ಡ್ ರೆಕಾರ್ಡ್ ನ ಮಾಡಿದಂತಹ ಸಿಂಧುಶ್ರೀ ಅವರು ಕೂಡ ಇದಾರೆ. ಅವರ ಜೊತೆ ಮಾತಾಡೋಣ. ಈ ಬಾರಿಯ ಸ್ವಾತಂತ್ರ್ಯ ದಿನ ಹೇಗೆ ಅನಿಸ್ತಾ ಇದೆ ಅವರಿಗೆ, ಹಾಗೆ ಅವರು ಮಾಡಿರುವಂತಹ ಸಾಧನೆ ಕೂಡ ಅವರ ಜೊತೆ ಮಾತಾಡೋಣ.
1: ಖಂಡಿತ ಖಂಡಿತ.
0: ನಮಸ್ತೆ, ನಿಮ್ ಪರಿಚಯ ಮಾಡಿ.
1: ಹಲೋ ಹಲೋ ಹಲೋ, ಶ್ರೀಧರ್ ಕೇಳಿಸ್ತಾ ಇಲ್ಲ.
2: ಸೆಪ್ಟೆಂಬರ್ 19th ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಇಲ್ಲಿಂದ ಇಲ್ಲೇ ನಮ್ದೆಲ್ಲ ಸ್ಟಾರ್ಟ್ ಆಗಿತ್ತು. ಇದ್ರಿಂದಾನೆ ಇಲ್ಲಿ ಮಾಡಿದ್ರೆ ನನಗೆ ತಾಯಿಯಲ್ಲಿ ಸೆಲೆಕ್ಷನ್ ಸಿಕ್ಕಿದ್ದು. ಅಲ್ಲಿ ಪ್ರಾಕ್ಟೀಸ್ ಮಾಡಿ 10 ವರ್ಷ ಆಯ್ತು ನಾನು ತಾಯಿ ಕೊಟ್ಟೆ. ಇವಾಗ ಇಷ್ಟು ವರ್ಷ ಆದ್ಮೇಲೆ ಇವಾಗ ಒಳ್ಳೆ ಸಿಕ್ಕಿದೆ.
0: ಥ್ಯಾಂಕ್ ಯು, ಥ್ಯಾಂಕ್ ಯು ನಿಮ್ಗೆ ಕೂಡ. ಹಾಗೆ
1: ಶ್ವೇತಾ,
0: ಈ ಒಂದು ಸಾಧನೆ ಮಾಡೋದಕ್ಕೆ ನೆಹರು ಸ್ಟೇಡಿಯಂ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅಂತ ಕೂಡ ಹೇಳ್ತಾ ಇದ್ರು.
1: ಓಕೆ ಓಕೆ,
0: ವಿಶೇಷ ಅವರು ಇದನ್ನ ಹೇಳ್ಕೊಳ್ತಾ ಇದ್ರು ಅಂತ ಹೇಳ್ಬೋದು.
1: ಓಕೆ ಸೂಪರ್, ಥ್ಯಾಂಕ್ ಯು ಶ್ರೀಧರ್.
0: ಓಕೆ
1: ಥ್ಯಾಂಕ್ ಯು. ಓಕೆ ಶ್ರೀಧರ್ ಅವರು ಮಾಹಿತಿನ ಅಪ್ಡೇಟ್ಸ್ನ ತಿಳಿಸ್ತಾ ಇದ್ರು. ಬಟ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಕಾಲಲ್ಲಿ. ಬಟ್ ಏನಪ್ಪ ಅಂತಂದರೆ, ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿ ತಂದು ನಮ್ಮ ಜಿಲ್ಲೆಯ ಹೆಮ್ಮೆಯಾಗಿರುವ ಅಥ್ಲೆಟಿಕ್ ಜಿ ಸಿಂಧುಶ್ರೀ ಅವರ ಸಾಧನೆ ಮತ್ತು ಪ್ರಸ್ತುತ ಶಿವಮೊಗ್ಗದ ನೆಹರು ಸ್ಟೇಡಿಯಂನಲ್ಲಿ ಅವರು ಉಪಸ್ಥಿತರಾಗಿದ್ದಾರೆ. ಸೊ ದೇಶದ ಗಮನ ಸೆಳೆದಿರುವಂತಹ ನಮ್ಮ ಇಂತಹ ಒಂದು ಪ್ರತಿಭಾವಂತೆ ರಾಷ್ಟ್ರೀಯ ಕ್ರೀಡಾಪಟು ನಮ್ಮ ಶಿವಮೊಗ್ಗದ ನೆಹರು ಸ್ಟೇಡಿಯಂನಲ್ಲಿ ಇರೋದು ಇಲ್ಲಿನ ಸ್ಥಳೀಯ ಕ್ರೀಡಾಪಟುಗಳಿಗೆ, ಹಾಗೆ ತರಬೇತುದಾರರಿಗೆ, ಹಾಗೆ ಕ್ರೀಡಾ ಅಭಿಮಾನಿಗಳಿಗೆ ಅತ್ಯಂತ ದೊಡ್ಡ ಸ್ಫೂರ್ತಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಎಸ್ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ನಿಮ್ಮ ಒಂದು ಇಂಡಿಪೆಂಡೆನ್ಸ್ ಡೇ ಅಂದರೆ ಸ್ವಾತಂತ್ರ್ಯದ ದಿನಾಚರಣೆಯನ್ನು ಹೇಗೆ ಆಚರಿಸ್ತಾ ಇದ್ದೀರಾ, ನಿಮ್ಮ ಒಂದು ಬಾಲ್ಯದ ನೆನಪುಗಳು ಹೇಗಿತ್ತು, ಹಾಗೆ ಇವತ್ತಿನ ಸಂಭ್ರಮ ಹೇಗಿದೆ, ನಿಮ್ಮ ನಿಮ್ಮ ಊರುಗಳಲ್ಲಾಯಿತು ಅಥವಾ ಮನೆಯಲ್ಲೂ ನಿಮಗೆ ಯಾವ ರೀತಿ ಸ್ವಾತಂತ್ರ್ಯ ಇದೆ ಅನ್ನೋದ್ರು ಕೂಡ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ನೀವು

0: ಹಾಡ್ಬೋದು ಕೇಳ್ಬೋದು. ಹಾಗೆ ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ ಹಲೋ ನಮಸ್ತೆ.
1: ಗುಡ್ ಮಾರ್ನಿಂಗ್ ಮೇಡಮ್.
0: ತಮಗೂ ಕೂಡ 80th ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಕೃಷ್ಣಪ್ಪ ಸರ್.
1: ಮೇಡಮ್ ನಾವೀಗ ಕೋರ್ಟ್ಗೆ ಬಂದು ಕೋರ್ಟ್ ಅಲ್ಲಿ ಅಜೆಂಡಾ ಮಾಡಿದ್ವಿ ಮೇಡಮ್. ಕೋರ್ಟ್ ಅಲ್ಲಿ ಬೆದರಣ ಮಾಡಿದ್ವಿ, ಒಂದೇ ಮಾತಾಡ ಮಾಡಿದ್ವಿ, ಜನಗಣ ಮನೆ ಹೇಳಿದ್ವಿ. ಒಂದು ಟಿಫನ್ ಇತ್ತು ಮೇಡಮ್, ಇಡ್ಲಿ ವಡಾ ಟೀಕಾ
0: ತಿಂದ್ರಾ?
1: ಚೆನ್ನಾಗಿತ್ತು ಮೇಡಮ್. ನಾಚಿ ಕೊಟ್ಟರಿಗಿಂತ ಮೇಡಮ್ ನಮ್ಮ ಸ್ಕೂಲ್ ಅಲ್ಲಿ ಫಸ್ಟ್ ಕಣ್ಗಳಿಸ್ಬೇಕಾದ್ರೆ ನಂಬರ್ ಹೋಗ್ತಿದ್ದಲ್ಲಿ ಮೇಡಮ್, ಆ ಒಂದು ಸಂಭ್ರಮ ಒಂಥರ ಹಬ್ಬಕ್ಕಿಂತ ಇಲ್ಲಿ ಹೆಚ್ಚು ಜಾಸ್ತಿ ಮಾಡ್ದಂಗ ಮೇಡಮ್.
0: ಖಂಡಿತ
1: ಮೇಡಮ್. ನೀಲಿ ನೀಲಿ ಚಿಡ್ಡಿ ಬಿಳಿ ವೈಟ್ ಶರ್ಟ್ ಅವಾಗೆಲ್ಲ ಇದು ಯೂನಿಫಾರ್ಮ್ ನಮಗೆ, ಅದ್ ಹಾಕೋದು ಒಂದ್ ಖುಷಿ ಮೇಡಮ್. ಅದನ್ನ ಅದ್ ಹಾಕೊಳ್ಳೋದು, ಮತ್ತೆ ಚಾಕ್ಲೇಟ್ ಕೊಡ್ತಿದ್ರು, ಚಾಕ್ಲೇಟ್ ತಿನ್ನೋದು. ಆಮೇಲೆ ಮೇಡಮ್ ಒಂದು ದಿವಸ ಸುತ್ತ ಒಂದು ಮೆರವಣಿಗೆ ಮಾಡ್ಕೊಂಬರೋದು, ಸುತ್ತ
0: ಆ
1: ಮೆರವಣಿಗೆ ಮಾಡೋದು, ಆ ಒಂದು ಸಂಭ್ರಮ ಹೇಳಕ್ಕಲ್ಲ ಅಷ್ಟೇ ಖುಷಿ ಕೊಡೋದು ಮೇಡಮ್. ಅದು ಒಂಥರ
0: ಹೌದು
1: ಏನ್ ಹಬ್ಬ ಮಾಡ್ದಂಗೆ ಆಗತ್ ಮೇಡಮ್. ಅವಾಗ ಅವಾಗಲ್ಲ ತಿಂಡಿ ಅಂದ್ರೆ ಮೇಡಮ್ ಇದಿತ್ತು ನಮ್ಗೆ ಉಪ್ಪಿಟ್ಟು, ಈ ಗೋಧಿ ಮಿಚ್ಚಿನ ಉಪ್ಪಿಟ್ಟು ಬರೋದು ಮೇಡಮ್ ಆ ಟೈಮಲ್ಲಿ.
0: ಓಕೆ ಹಾ,
1: ಹಾತ್ ಕೊಡೋದು ಮೇಡಮ್ ನಮ್ಗೆ ಅವಾಗ. ಇದೆಲ್ಲ ಇವೆಲ್ಲ ಇರ್ಲಿಲ್ಲ ಮೇಡಮ್, ಇಷ್ಟಕ್ಕಂತ ಅಭಿವೃದ್ಧಿ ಹೊಂದಿರಲ್ಲ ಅವಾಗ.
0: ಕೊಬ್ಬರಿ ಮಿಠಾಯಿ ಸಿಕ್ತಿತ್ತಾ ಕೃಷ್ಣಪ್ಪ ಸರ್? ಕೊಬ್ಬರಿ ಮಿಠಾಯಿ ಸಿಕ್ತಿತ್ತಾ?
1: ಕೊಬ್ಬರಿ ಮಿಠಾಯಿ ಚಾಕ್ಲೇಟ್ ಎಲ್ಲ ಕೊಡೋರು ಮೇಡಮ್.
0: ಕೊಡೋರು? ಓಕೆ ಓಕೆ,
1: ಕೊಡ್ತಾ ಇದ್ರು ಮೇಡಮ್. ಆಮೇಲೆ ಶುಂಠಿ ಕೊತ್ತಂಬರಿ ಎಡ್ಡ ಕೊಡೋಣ, ಶುಂಠಿ ಕೊತ್ತಂಬರಿ ಆತರ. ಆಮೇಲೆ ಮೇಡಮ್ ಕಲ್ ಕಲರ್ ಪೆನ್ಗಳು ಕೊಡೋರು, ನಾವು ಆಟ ಆಡಿಸ್ಬೇಕಾರೆ ಸ್ಪೋರ್ಟ್ಸ್ ಆಡ್ತಾರೆ ನಮಗೆ.
0: ಸೂಪರ್.
1: ಕಬಡ್ಡಿ, ಖೋಖೋ, ಆಮೇಲೆ ಇದು ರನ್ನಿಂಗ್ ಜಾಗಿಂಗ್ ಓಡೋದು ಇವೆಲ್ಲ ಬಾಲಿಂಗ್ ಎಕ್ಸೈಸ್ ಎಲ್ಲ ಆಡ್ತಾರೆ ಮೇಡಮ್. ಅವಾಗ ಗೆದ್ದರಿಗೆ ಪೆನ್ ಕೊಡ, ಪೆನ್ ಎಕ್ಸೈಸ್ ಕೊಡ ಮೇಡಮ್ ಆ ಟೈಮಲ್ಲಿ ಪೆನ್ ಎಕ್ಸೈಸ್. ಆ ಕಲ್ ಕಲರ್ ಪೆನ್ ನೋಡೋದು ಖುಷಿ ಮೇಡಮ್ ಪೆನ್ನಿಂದ. ಕಲ್ ಕಲ್ಲ ಪೆನ್ಗಳು, ಕಲ್ ಕಲ್ ಎಕ್ಸರ್ಸೈಜ್ಗಳು
0: ಒಂಥರ
1: ಚೆನ್ನಾಗಿತ್ತು ಮೇಡಮ್. ಎಲ್ಲರೂ ಡ್ರೆಸ್ ನೋಡೋದು, ವೈಟ್ ಡ್ರೆಸ್ ಮೇಲೆ ಕೆಡ್ಡಿ ನೋಡೋದು, ಆ ತ್ರಿವರ್ಣ ಧ್ವಜ ನೋಡೋದು, ಆ ರಂಗೋಲಿ ಬಿಡೋದು ಹೆಣ್ಮಕ್ಳುಗಳದಲ್ಲಿ ನೋಡೋದು ತುಂಬಾ ಖುಷಿ ಆಗತ್ತೆ ಮೇಡಮ್ ಅವಾಗೆಲ್ಲ.
0: ಮೇಡಮ್
1: ಸ್ಪೋರ್ಟ್ಸ್ ಆಡೋದು ಒಂದು ಹಬ್ಬ ಮೇಡಮ್. ಒಂದ್ ವಾರ ಮುಂಚೆನೆ ಸ್ಪೋರ್ಟ್ಸ್ ಆಡ್ಬಿಟ್ಟು ಆಡ್ಸ್ಬಿಟ್ರೆ ನಮ್ಗೆ, ಆ ಸ್ಪೋರ್ಟ್ಸ್ ಬಂದವರು ಭಾರಿ ಖುಷಿ ಆಗತ್ತೆ ಮೇಡಮ್ ನಮ್ಗೆ ಆ ಟೈಮಲ್ಲಿ. ಹಂಗಾಗಿ ಮೇಡಮ್ ಸ್ವತಂತ್ರ ತಂದ್ಕೊಂಡಂತ ನಮ್ಮ ಎಲ್ಲಾ ಯೋಧರಿಗೂ, ನಮ್ಮ ಸೈನಿಕರಿಗೂ, ದೇಶಕ್ಕೆ ಬಲಿದಾನ ಕೊಟ್ಟಂತ ಪ್ರತಿಯೊಬ್ಬರಿಗೂ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮೇಡಮ್.
0: ಓಕೆ ಓಕೆ ಕೃಷ್ಣಪ್ಪ ಸರ್, ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ಧನ್ಯವಾದ, ಥ್ಯಾಂಕ್ ಯು ಮೇಡಮ್, ಪ್ರೋಗ್ರಾಮ್ ಚೆನ್ನಾಗಿ ಬರ್ತಾ ಇದೆ ಮೇಡಮ್.
0: ಓಕೆ ಸರ್, ಥ್ಯಾಂಕ್ ಯು. ಓಕೆ, ಕೃಷ್ಣಪ್ಪ ಸರ್ ಅವರು ಅವರ ಒಂದು ಬಾಲ್ಯದ ನೆನಪುಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ರು. ಸೊ ಎಸ್, ಆಗ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ, ಈ ಸ್ಕೂಲಲ್ಲಿ ಸಂಭ್ರಮ ಆಚರಣೆ ಚಿಕ್ಕವರಿದ್ದಾಗ ಏನು ಗೊತ್ತಿರಲ್ಲ ಯಾಕೆ ಆಚರಣೆ ಮಾಡ್ತಾರೆ ಅಂತ. ನಮಗೆ ಹೋಗೋದು ಏನಪ್ಪ ಅಂದರೆ ಕಲರ್ ಕಲರ್ ಆಗಿರುವಂತಹ ಕೊಬ್ಬರಿ ಮಿಠಾಯಿ ಕೊಡ್ತಾರೆ, ಸೊ ತಿನ್ಕೊಂಡು ವಾಪಸ್ ಬರ್ತಾ ಇದ್ವಿ. ಯಾಕೆ ಅನ್ನೋದು ಅವಾಗ ಇನ್ನು ಸಣ್ಣ ಮಕ್ಕಳು ಒಂಥರ ಏನು ಎಲ್ಲ ಒಂಥರ ವೈಟ್ ಯೂನಿಫಾರ್ಮ್ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಕಾಣ್ತಾ ಇದ್ವಿ ಪುಟ್ಪುಟಾಣಿ ಮಕ್ಕಳಾಗಿ. ಈಗ ದೊಡ್ಡವರಾಗಿದ್ದೀವಿ, ಕೆಲವೊಂದಿಷ್ಟು ಎಷ್ಟೇ ತಿಳ್ಕೊಂಡ್ರು ಸಾಲಲ್ಲ, ಒಂದಿಷ್ಟು ತಿಳ್ಕೊಂಡು ತುಂಬ ತಿಳ್ಕೊಂಡಿರೋ ಥರ ಕೆಲವರು ನುಡಿತಾ ಇರ್ತಾರೆ, ಬಟ್ ಅದಲ್ಲ. ಸೊ ಆಗತ್ತೆ ಕೆಲವೊಂದು ಇನ್ನು ತಿಳ್ಕೊಳ್ಳೋದು ತುಂಬಾ ಇರುತ್ತೆ ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ನಮಸ್ತೆ ಮೇಡಮ್.
0: ನಮಸ್ತೆ.
2: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತಿ ಮೇಡಮ್, 80th ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಮೇಡಮ್.
0: ತಮಗೂ ಕೂಡ 80th ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸರ್.
2: ಥ್ಯಾಂಕ್ ಯು ಮೇಡಮ್.
0: ಓಕೆ ಸರ್, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಅಂದ್ರೆ ನೀವು ಚಿಕ್ಕವರಿದ್ದಾಗ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾ ಇದ್ರಿ?
2: ಖಂಡಿತ ಮೇಡಮ್, ಅವೆಲ್ಲ ಸವಿ ಸವಿ ನೆನಪು ಅಂತ ಹೇಳ್ಬೋದು. ಯಾಕೆಂದ್ರೆ ಇದೆಲ್ಲ ಬಿಳಿ ವಸ್ತ್ರಗಳನ್ನ ನಾವು ಧರಿಸ್ಕೊಂಡು ಹೋಗ್ಬೇಕಾಯ್ತು
0: ಮೇಡಮ್.
2: ಒಂದು ವಾರ ಮುಂಚೆನೆ ನಮ್ಗೆ ಇದು ಮಾಸ್ಟರ್ಗಳೆಲ್ಲ ಹೇಳ್ಬಿಡ್ತಾ ಇದ್ರು ಗುರುಗಳು, ನೀವು ಪ್ರತಿಯೊಬ್ರು ಅಷ್ಟೇನೆ ಇದು ಬುಧವಾರದ ದಿನ ನೀವು ಕಲರ್ ಡ್ರೆಸ್ ಹಾಕೊ ಬಂದ್ರೆ ಪರವಾಗಿಲ್ಲ, ಈ ಸ್ವಾತಂತ್ರ್ಯ ದಿನಾಚರಣೆ ದಿನ ಪ್ರತಿಯೊಬ್ಬರನ್ನು ನೀವು ಇದು ಬಿಳಿ ಇದು ಪುಟ್ಟ ಮಕ್ಕಳಿಗೆಲ್ಲ ನಿಖರು, ದೊಡ್ಡವ್ರಿಗೆಲ್ಲ ಪ್ಯಾಂಟ್ ಇತ್ತು ಮೇಡಮ್. ಹಾಗಾಗಿ ಎಲ್ಲಾರು ನೀಲಿ ಹಾಕ್ಲೇಬೇಕು ಕಡ್ಡಾಯವಾಗಿ ಅಂತ ಕೂಡ ಹೇಳ್ತಾ ಇದ್ರು ಮೇಡಮ್. ಒಂದು ವೇಳೆ ಏನನ ಹಾಕೊಂಡು ಹೋಗಿರ್ಲಿಲ್ಲ ಅಂದ್ರೆ ಬರ್ದೆ ನೋಟ್ ಬುಕ್ ಅಲ್ಲಿ ಬರ್ದಿ ಕೊಂಡಿರ್ತಾ ಇತ್ತು, ಆವಾಗ ಕೊಡ್ತಾ ಇದ್ರು ಬಿಸ್ಕೆಟ್ ಚೆನ್ನಾಗಿ. ಈ ತರ ಅಷ್ಟ್ ಹೇಳಿದ್ರು ನೀವ್ ಹೇಳಿ ಮತ್ ಕೇಳಿಲ್ಲ ಅಂತ ಹೇಳಿ ಹೊಡಿತಾ ಇದ್ರು. ನಂತರ ಶೂಗಳನ್ನೆಲ್ಲಾನು ಚೆಕ್ ಮಾಡ್ತಾ ಇದ್ರು ಮೇಡಮ್, ನೀಟ್ ಆಗಿ ತೊಳ್ಕೊಂಡ್ ಬಂದಿದ್ದಾರಾ ಇಲ್ವಾ ಹೇಗಿದೆ ಅಂತ ಹೇಳಿ ಪರಿಶೀಲನೆ ಮಾಡ್ತಾ ಇದ್ರು ಮೇಡಮ್. ಆಮೇಲೆ ಇದು ನಾವು ಓದಿದಂತ ಸರ್ಕಾರಿ ಸ್ಕೂಲೇ ಮೇಡಮ್, ಅದು ತುಂಬಾ ದೊಡ್ಡ ಮೈದಾನ ಇದ್ದಂತ ಇದು ಶಾಲೆ, ಒಂದ್ 16 ಸ್ಕೂಲಿಂದ ಬರ್ತಾ ಇದ್ರು ಮೇಡಮ್, ಎಲ್ಲಾರ್ಗು ಒಂದ್ 15 ದಿನ 20 ದಿನ ಮುಂಚೆನೆ ಎಲ್ಲಾರ್ಗು ಟ್ರೈನಿಂಗ್ ಕೊಟ್ಬಿಡ್ತಾ ಇದ್ರು. ಒಬ್ಬೊಬ್ರು ಸ್ಕೂಲಲ್ಲಿ ಒಂದೊಂದ್ ತರ ಆಟ ಆಡ್ಬೇಕು ಅಂತೇಳಿ. ಆಟ ಅಂದ್ರೆ ಈಗ ಲೆಜಿನ್ ಇರ್ಬೋದು, ಇದು ರಿಂಗ್ ಆಟ ಇರ್ಬೋದು, ಅಥವಾ ಕೋಲಾಟ, ಇವೆಲ್ಲ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ರು ಮೇಡಮ್. ಬೆಳಿಗ್ಗೆ ನಾವು 7 ಗಂಟೆಗೆಲ್ಲ ಹೋಗ್ಬಿಟ್ಟು ಮತ್ತೆ ಯಾರ್ಯಾರು ಬಂದಿದ್ದಾರೆ ಅಂತ ಎಲ್ಲಾರನು ಒಬ್ರು ಲೀಡರ್ ಕೈಲಿ ಬರ್ಸ್ಕೊತಾ ಇದ್ರು. ಯಾರು ಚಕ್ಕರ್ ಹಾಕೋರು ಅಂತವ್ರಿಗೆ ಖಂಡಿತ ಪನಿಷ್ಮೆಂಟ್ ಕೊಡ್ತಾ ಇದ್ರು, ಚೆನ್ನಾಗಿ ಹೊಡಿತಾ ಇದ್ರು ಮೇಡಮ್. ಹಂಗಾಗಿ ಯಾರು ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ದಿನ ಯಾರು ರಜೆ ಹಾಕ್ತಾ ಇರ್ಲಿಲ್ಲ. ನಂತರ ಈ ಆಟಗಳನ್ನೆಲ್ಲ ಆಡ್ಸಿರೋರು ಯಾರು ಗೆದ್ದಿರ್ತಾ ಇರ್ಗೆ ಅವ್ರಿಗೆಲ್ಲ ಪ್ರೈಸು ಕೂಡ ಕೊಡ್ತಾ ಇದ್ರು. ಗಣ್ಯ ವ್ಯಕ್ತಿಗಳನ್ನೆಲ್ಲ ಕರೆಸ್ತಾ ಇದ್ರು ಮೇಡಮ್, ಅವ್ರಿಗೆಲ್ಲ ಕರೆಸ್ಬಿಟ್ಟು ನಂತರ ಈ ಗೆದ್ದವ್ರಿಗೆಲ್ಲ ಅವ್ರ ಎಲ್ಲ ಏನೇನ್ ಕೊಡ್ಬೇಕು ಅಂತ ಎಲ್ಲ ಒಂದ್ ಐಟಮ್ಗಳನ್ನ ಇಟ್ಕೊಂಡಿರ್ತಾರೆ, ಅದ್ ಕೊಡ್ತಾ ಇದ್ರು. ನಂತರ ಈ ಗಣ್ಯ ವ್ಯಕ್ತಿಗಳಿಗೆ ಗೌರವ ಕೊಡುವಂತ ಶಾಲುಗಳನ್ನ ಒತ್ತಿ ಇದು ನಾವು ಮಾಲೆಗಳನ್ನ ಹಾಕಿ ಅವ್ರನ್ನ ಗೌರವಿಸುವಂತ ಒಂದು ಕಾರ್ಯಕ್ರಮ ಎಲ್ಲ ಇಟ್ಕೊಳ್ತಾ ಇದ್ರು. ಆದ್ರೆ ಇದೆಲ್ಲ ಮೈಕ್ ಸೆಟ್ ಇಂದಾನೆ ಮಾಡ್ತಾ ಇದ್ರು ಮೇಡಮ್. ಈ ಮಾಮೂಲಿ ಮಾತಾಡೋದ್ರಿಂದ ಯಾರಿಗೂ ಕೇಳ್ಸಲ್ಲ ಅಂತೇಳಿ ದೊಡ್ಡ ದೊಡ್ಡ ಸ್ಪೀಕರ್ ಗಳನ್ನೆಲ್ಲ 4 ಕಡೆ ಇಟ್ಬಿಟ್ಟು ಮೈಕ್ ಅಲ್ಲಿ ಮಾತಾಡಿ ಎಲ್ಲಾರ್ಗೂ ಕೇಳಬೇಕು ಅಂತೇಳಿ ಮಾಡ್ತಾ ಇದ್ರು. ಮತ್ತೆ ಈ ಸ್ವಾತಂತ್ರ್ಯಕ್ಕೆ ಹೋರಾಡಿದಂತಹ ಮಹಾನ್ ವ್ಯಕ್ತಿಗಳನ್ನೆಲ್ಲ ಪರಿಚಯ ಮಾಡ್ಕೊಡ್ತಾ ಇದ್ರು ಮೇಡಮ್. ಸುಮಾರು 7 ಗಂಟೆಗೆ ಆರಂಭವಾದ್ರೆ ಮಧ್ಯಾಹ್ನ 2.5 ಗಂಟೆ ಕೂಡ ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೀತಾ
0: ಇತ್ತು.
2: ಹೌದು ಮೇಡಮ್.
0: ಥ್ಯಾಂಕ್ ಯು, ಕರೆ ಮಾಡಿದಕ್ಕೆ ಧನ್ಯವಾದಗಳು.
2: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
0: ಓಕೆ, ಬೆಂಗಳೂರಿನಿಂದ ಸುಬ್ರಹ್ಮಣಿ ಅವರು ಕರೆ ಮಾಡಿ ಅವರ ಒಂದು ಬಾಲ್ಯದಲ್ಲಿ ನಡೆದಂತಹ ಒಂದು ಸಂದರ್ಭದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಹೇಗೆ ಆಚರಿಸ್ತಾ ಇದ್ರು ಅಂತ ಅವರು ತಿಳಿಸಿದಾಯ್ತು. ಸೊ ಸ್ನೇಹಿತರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಿರಂತರ 9 ಗಂಟೆಗಳ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನಡೆಯುತ್ತೆ. ಸೊ ಸ್ವಾತಂತ್ರ್ಯದ ಓಟ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಬಹುದು. ಕರೆ ಮಾಡಬೇಕಾಗಿರೋ ನಂಬರ್ 9686096279. ಸ್ನೇಹಿತರೆ, ನಿನ್ನೆ ನಮ್ಮ ಶಿವಮೊಗ್ಗ ನಗರದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಸಂಕಲ್ಪ ಶಿವಮೊಗ್ಗ ಒಕ್ಕೂಟದ ರಾಜ್ಯ ಸರ್ಕಾರಿ ನೌಕರರ ಸಂಘ, ರೋಟರಿ ಕ್ಲಬ್, ವಕೀಲರ ಸಂಘ ಹಾಗೆ ಪತ್ರಕರ್ತರ ವೇದಿಕೆ ಸೇರಿದಂತೆ 35 ಹೆಚ್ಚು ಸಂಘ ಸಂಸ್ಥೆಗಳು ನೇತೃತ್ವದಲ್ಲಿ ಆಗಸ್ಟ್ 14 ರಾತ್ರಿ ನಿನ್ನೆ 9 ಗಂಟೆಯಿಂದ 12 ಗಂಟೆಯವರೆಗೆ ನಗರದ ಗೋಪಿ ವೃತ್ತದಲ್ಲಿ ಸ್ವದೇಶಿ ಮಂತ್ರ ಶೀರ್ಷಿಕೆಯಡಿ ವಿಶೇಷ ಸಾಂಸ್ಕೃತಿಕ ಹಾಗೂ ದೇಶಭಕ್ತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸೊ ಈ ಒಂದು ಕಾರ್ಯಕ್ರಮ ಅತಿ ಸುಂದರವಾಗಿ ನೆರವೇರಿತ್ತು ಅಂತಲೇ ಹೇಳ್ಬೋದು. ರಾತ್ರಿ 9 ಗಂಟೆಗೆ ನಾಡಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಸ್ನೇಹಿತರೆ, ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿ ಸೇವೆ ಸಲ್ಲಿಸಿದ್ದ ಶಿವಮೊಗ್ಗ ಮೂಲದ ನಿವೃತ್ತ ಯೋಧ ಸುಭಾಷ್ ಚಂದ್ರ ತೇಜಸ್ವಿ ಅವರು ಕೂಡ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕೂಡ ನಂತರದಲ್ಲಿ ದೇಶದ ಗಡಿಯಲ್ಲಿ ರಕ್ಷಣೆ ನೀಡಿದ ಸೈನಿಕರು ಹಾಗೂ ನಿವೃತ್ತ ಯೋಧರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ನಮ್ಮ ಹೆಮ್ಮೆಯ ಶಿವಮೊಗ್ಗದಲ್ಲಿ ಖುಷಿಯಾಗತ್ತೆ. ನಾವು ಈ ಒಂದು ಮಣ್ಣಿನಲ್ಲಿ ಹುಟ್ಟಿ ಈ ಒಂದು ನಾಡಲ್ಲಿ ಈ ಒಂದು ನಮ್ಮ ಊರಲ್ಲಿ ಇದ್ದೀವಿ ಅನ್ನೋದಕ್ಕೆ ಹೆಮ್ಮೆ ಪಡಬೇಕು ಅಂತಲೇ ನನಗೆ ಖುಷಿ ಆಗ್ತಾ ಇದೆ. ಸೊ 250 ಹೆಚ್ಚು ಕಲಾವಿದರು ನಿನ್ನೆ ಅಲ್ಲಿ ಭಾಗವಹಿಸಿದರು. ಸ್ಥಳೀಯ ಹಾಗೂ ವಿವಿಧ ಕಲಾ ತಂಡಗಳ 250 ಹೆಚ್ಚು ಕಲಾವಿದರು ನಿರಂತರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಿದರು ಸ್ನೇಹಿತರೆ. ಸೊ ವಿವಿಧ ಗಾಯಕರ ತಂಡಗಳಿಂದ ಸ್ಫೂರ್ತಿದಾಯಕ ದೇಶಭಕ್ತಿ ಗೀತೆಗಳ ಗಾಯನ ಕೂಡ ನೆರವೇರಿತು. ಸೊ ದೇಶದ ಸಂಸ್ಕೃತಿ ಮತ್ತು ದೇಶ ಪ್ರೇಮವನ್ನು ಸಾರುವ ಸಾಂಪ್ರದಾಯಿಕ ಹಾಗೂ ಆಧುನಿಕ ನೃತ್ಯ ರೂಪಗಳು ಪ್ರೇಕ್ಷಕರನ್ನು ರಂಜಿಸಿದವು ಅಂತಲೇ ಹೇಳ್ಬೋದು. ಎಸ್, ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
3: ಹಲೋ,
0: ನಮಸ್ತೆ.
3: ನಮಸ್ತೆ ಮೇಡಮ್.
0: ನಮಸ್ತೆ, ಸಿಟಿ ಚಂದ್ರಶೇಖರ್ ಸರ್.
3: ಹೌದು ಮೇಡಮ್.
0: 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಿಮಗೆ.
3: ನಿಮಗೂ ಮತ್ತೆ ನಮಗೆ ರೇಡಿಯೋ ಕಲ್ತರ ಎಲ್ಲರಿಗೂ, ಮತ್ತೆ ಅಲ್ಲಿ ಬೇರೆ ಸ್ಟೇಡಿಯಂ ಅಲ್ಲಿ ಇದ್ರಲ್ಲ ಎಲ್ಲರಿಗೂ, ನಮ್ಮ ಮಹಾತ್ಮೀಸ್ ಇದ್ರೆ ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ನಮ್ಮ ಕಡೆಯಿಂದ.
0: ಓಕೆ ಸರ್, ಓಕೆ ಸರ್. ಇವತ್ತಿನ ಸಂಭ್ರಮ ಅಂದ್ರೆ ಈಗ ನೀವು ನಿಮ್ಮ ಬಾಲ್ಯದಲ್ಲಿ ಹೇಗೆ?
3: ನಮ್ಮ ಬಾಲ್ಯ ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ತುಂಬಾ ಅದ್ಭುತ ಆಗಿತ್ತು ಮೇಡಮ್. ಅವಾಗ ಏನಪ್ಪ, ಅವಾಗ ಸಾಮಾನ್ಯವಾಗಿ ಎಷ್ಟು 70-72 ಅವಾಗ ಹೇಗಿತ್ತು ಅಂದ್ರೆ, ಅವಾಗ ನಾವು ಬೆಳಿಗ್ಗೆ ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಹಿಂದೆ ಸೇವಬಿಡೋರು, ಬೇಗ ಸ್ನಾನ ಮಾಡ್ಕೊಂಡು ಬಂದ್ಬಿಡಿ, 7 ಗಂಟೆ ಹೊತ್ತು ಬಂದ್ಬಿಡಿ ಅಂದ್ರು. ನಾವು 7 ಗಂಟೆ ರಾತ್ರಿ ನಿದ್ದೆನೆ ಮಾಡ್ತಿದ್ದಿಲ್ಲ ಅವಾಗ. ಹೋಗಕ್ ಹೋಗ್ಬೇಕು, ಆ ಗುಂಗಲ ಇದ್ದು ಮಣಿಕಳವಲ್ಲ, ಎಷ್ಟಾಯ್ತು ಎಷ್ಟಾಯ್ತು ಎಷ್ಟಾಯ್ತು ಅಂತ ಎದ್ದಿತ್ತು ಟೈಬ್ ದೊಡ್ತಾ ಇರೋ. ನಾಲ್ಕಂಟೆಗೆ ಇದ್ದು ನಾಲ್ಕು ಗಂಟೆಗೆ ಎದ್ದು ಮಲ್ಲಿ ಹೇಳಿ ಸರೋದಿಲ್ಲ ಹೇಳವು ಒಟ್ಟಲ್ಲಿ ಏನಪ್ಪ ಅಂದ್ರೆ ನಾವು ಕುಂಗಲ್ ಮನೆ ಕಳವು ಅವಾಗ ಅವಾಗ ರಾತ್ರಿ ಸರಿಯಾಗಿ ನಿದ್ದೆ ಬರ್ತಿದ್ರು ಅಲ್ಲ ನಮ್ಗೆ

0: ಕೋಟ್ ಹಾಕೊಂಡು ಬರೋರು.
1: ಓಕೆ,
0: ಕೋಟ ತರ ಅದೊತ್ತರ ಚೆನ್ನಾಗಿತ್ತು ಬರಬಹುದು. ನಾವ್ ಅಷ್ಟಕ್ಕೆ ಹೋಗಿರವ, ಅವ್ರು ಬಂದಾಗ ಹೂವೆಲ್ಲ ರೆಡಿ ಮಾಡಿರೋ ಹೂವೆಲ್ಲ ತಂದು ಮನೆಯಲ್ಲಿ ಹೂವೆಲ್ಲ ಕುಯ್ಕೊಂಡು ಹೋಗಿರವ, ತಗ ಬನ್ನಿ ಕೇಳಿರಲ್ಲ, ಇಪ್ಪತ್ತು ಹೂವೆಲ್ಲ ಕುಯ್ಕೊಂಡು ಬೀಜ ಕುಯ್ಕೊಂಡೋಗಿರವು. ಆಮೇಲೆ ಅವರು ಇದ್ ಮಾಡೋರು, ಧ್ವಜಾರೋಹಣೆ ಮಾಡಿದ್ಮೇಲೆ ನಾವೇ ಮಾಡವು, ಪ್ರಜಾರೋಹಣೆ ಮಾಡೋರು, ಧ್ವಜಾರೋಹಣ ಮಾಡೋದಕ್ಕೆ ನಮ್ಮ ಊರನ್ನ ಎಲ್ಲ ಹಿರಿಯರನ್ನ ಇದ್ ಮಾಡೋರು ಹೇಳಿದ್ರು. ಅವ್ರು ಬರೋರು ಧ್ವಜಾರೋಹಣ ಮಾಡಿದ್ಮೇಲೆ ನಾವು ಗಾಂಧೀಜಿ ಫೋಟೋಗಳು ಇರ್ತಿದ್ರು, ಸ್ಕೂಲ್ ಫೋಟೋಗಳು ಇರ್ತಿದ್ದು, ಗಾಂಧೀಜಿ ಮತ್ತೆ ಸುಭಾಷ್ ಚಂದ್ರ ಬೋಸ್, ಪಟೇಲ್ ಇವರೆಲ್ಲ ಫೋಟೋ ಇತ್ತಲ್ಲ, ಮೂರ್ ಜನ ಇಟ್ಕೊಂಡು ಅದೇ ಒಂದು ಕೈಲಿ ಇಟ್ಕೊಂಡು ಊರ್ ಸುತ್ತ ಮೆರವಣಿಗೆ ಬರು. ಮೆರವಣಿಗೆ ಬಂದಾಗ ಏನಪ್ಪ, ಊರಲ್ಲಿ ಅಂಗಡಿಗಳು ಇರ್ತಿದ್ದು ನೋಡಿ, ಜೈ ಜೈ ಮಹಾತ್ಮ ಗಾಂಧೀಜಿ ಜೈ ಅಂತ ಜೈಕಾರ ಹಾಕೊಂಡು ಹೋಗುವಾಗ ಏನಪ್ಪಾ ಅಂದ್ರೆ ಒಳ್ಳೆ ನಮ್ಮ ಮಕ್ಳ ಜೊತೆ ದೊಡ್ಡವರು ಬಂದ್ಬಿಡೋರು
1: ಹಳ್ಳಿಲಿ. ಖಂಡಿತ ಖಂಡಿತ
0: ಅವರು ಜೈ ಜೈ ಅಂತ ಬಂದ್ಬಿಡೋರು, ಅವ್ರೆ ನಾವ್ ಮೆತ್ತ ಜೈ ಅಂದ್ರೆ ಜೋರ ಜೈ
1: ಅಂತ
0: ಅವ್ರು ಹೇಳ್ಕೊಳ್ಳೋರು. ಮಹಾತ್ಮ ಗಾಂಧೀಜಿ, ವಲ್ಲಭಾಯಿ ಪಟೇಲ್ ಕಿ, ಸುಭಾಷ್ ಚಂದ್ರ ಬೋಸ್ ಕಿ, ನೆಹರು ಕಿ, ಯಾರು ನಾವ್ ಮರ್ತಿದ್ದೆಲ್ಲ ಅವ್ರು ಹೇಳ್ಬಿಡೋರು. ಒಟ್ಟಿನಲ್ಲಿ ಅದಂದ್ರೆ ಚೆನ್ನಾಗಿತ್ತಾಮೇಲೆ ನಾವು ಪ್ರತಿ ಅಂಗಡಿಗಳು ಇರ್ತೀವಿ ನೋಡಿ, ಅಲ್ಲಿ ಅಂಗಡಿಗಳಲ್ಲಿ ನಮ್ಗೆ ನಿಲ್ಲಿಸ್ಬಿಟ್ಟು ಅಲ್ಲಿ ಚಾಕ್ಲೇಟು ಬಿಸ್ಕತ್ತು ಏನಾದ್ರು ಕೊಡ, ಕಡ್ಲೆ ಇಟ್ಟು ಏನಾದ್ರು ಕೊಡೋರು, ಅದು ತಿನ್ನವ. ಆಮೇಲೆ ಊರೆಲ್ಲ ಮೆರವಣಿಗೆ ಆದ್ಮೇಲೆ ಆಮೇಲೆ ಒಂದು ಮತ್ತೆ ಸ್ಕೂಲ್ ತಗ ಬರೋ. ಸ್ಕೂಲ್ ತಗ ಬಂದಾಗ ಏನಾಗುತ್ತೆ, ಇಲ್ಲೂ ಸ್ಕೂಲ್ಗಳಲ್ಲೂ ಮಾಡಿ ಇದು ಸ್ವೀಟ್ ಎಲ್ಲ ಇರೋದು, ಬಿಸ್ಕತ್ ಎಲ್ಲ ಬೇಕಷ್ಟು ಇಟ್ಟಿರೋರು. ಆಮೇಲೆ ಅದು ಸ್ವಾತಂತ್ರ್ಯ ಬಗ್ಗೆ ಒಂದು ಭಾಷಣ ಮಾಡೋರು, ಮಾಸ್ಟರ್ಗಳು ಮಾಡೋರು. ಆಮೇಲೆ ಅದ್ ಬಿಟ್ರೆ ಅವ್ರ ಊರಿನ ಹಿರಿಯರು ಕೆಲವರು ಗೊತ್ತಿರೋರು ಮಾಡೋರು. ನನ್ನ ಸ್ವಾತಂತ್ರ್ಯ ತ್ಯಾಗ ಬಲಿದಾನಗಳ ಸಂಕೇತ, ಇಂತ ಮಹನೀಯರಲ್ಲ ನಮ್ಮ ತನು ಮನ ಧನ ಅರ್ಪಿಸ್ಬಿಟ್ಟು ನಮ್ಗೆಲ್ಲ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಚೆನ್ನಾಗಿ ಮಾತಾಡೋರು. ನಾವಾಗ ಮಾತಾಡೋ ಬದಲು
1: ಕೇಳ್ಕೊಳ್ಳೋವಷ್ಟೇ.
0: ಪಾಠದಲ್ಲೂ ಗಾಂಧೀಜಿ ಅವ್ರದೆಲ್ಲ ಸುಭಾಷ್ ಚಂದ್ರ ಕೆಲವರು ಓದಿರೋ,
1: ಖಂಡಿತ
0: ಕೆಲವರು ತೆರೆಮರಿಯ ಸ್ವಾತಂತ್ರ್ಯ ಹೋರಾಟಗಾರರು ಇರ್ತಿದ್ರು ನೋಡಿ, ಅವ್ರ ಬಗ್ಗೆ ಅವ್ರು ಹೇಳೋರು. ನಮ್ಗೆ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಇಷ್ಟು ಗೊತ್ತಿತ್ತು, ಇನ್ ಬೇರೆ ಬೇರೆ ಇರ್ತಿದ್ರು ನೋಡಿ.
1: ಈಗ ನೀವು ಅದನ್ನೆಲ್ಲ ಮೆಲ್ಕ್ ಹಾಕ್ತಾ
0: ಇದ್ದೀರಾ, ಕಾಲಿಗೆ ಚಪ್ಪಲಿ ಇಲ್ಲ ಮೇಡಮ್.
1: ಖಂಡಿತ ಖಂಡಿತ, ಹೌದು ಸರ್, ಖಂಡಿತ ಸರ್.
0: ಪ್ಯಾಂಟ್ ಎಲ್ಲ ಚಡ್ಡಿ ಹೋಗೋಬೇಡ, ಕಾಕಿ ಚಡ್ಡಿ ಒಂದು,
1: ಹೌದು ಹೌದು,
0: ಕಾಕಿ ಚಡ್ಡಿ ಬಿಳಿ ಶರ್ಟ್ ಬಿಳಿ ಟೋಪಿ,
1: ಕರೆಕ್ಟ್.
0: ಅದನ್ನ ನೋಡ್ಕೊಂಡ್ಬಿಟ್ರೆ ಕಣ್ಣು ಮುಂದೆ ಬಂದ ಕಾಣುತ್ತೆ ಮೇಡಮ್. ಈಗ
1: ಹೌದು
0: ತುಂಬಾ ಚೆನ್ನಾಗಿ. ಆಮೇಲೆ ಭಾಷಣ ಎಲ್ಲ ಆದ್ಮೇಲೆ ನಮ್ಗೆ ಸ್ವೀಟ್ ಅಲ್ಲೂ ಸ್ವೀಟ್ ಕೊಡೋರು, ನಮ್ಗೆ ಸ್ವೀಟ್ ತಿಂದ್ರೆ ಸಾಕಾಗ್ಬಿಡೋದು, ತಿಂಡಿನೇ ಬೇಡ ಅನ್ಸ್ಬಿಡೋದು, ಎಲ್ಲ ಅಂಗಡಿ ಕೊಡೋರು ಮತ್ತೆ ಎಲ್ಲೂ ಕೊಡೋರಲ್ಲ. ಮನ್ಗೆ ಹೋದ ತಕ್ಷಣ ಎಲ್ಲ ತಿಂಡಿ ಮಾಡಿರೋ ಮನೆಯಲ್ಲಿ. ಅವಾಗ
1: ಇದು ಎಲ್ಲ ನಿಮ್ಮ ಬಾಲ್ಯದ ನೆನಪು.
0: ಓ, ತುಂಬಾ ಚೆನ್ನಾಗಿದೆ ಮೇಡಮ್. ಅವಾಗ ಏನಾಗಿದೆ ಅಂದ್ರೆ ಅವಾಗ ಒಂಥರ ಏನಂತಾರೆ ವಾತಾವರಣ ಇಷ್ಟ ಆಗಿತ್ತು, ಅಷ್ಟು ನಾಗರಿಕದಷ್ಟು ಬೆಳೆದಿರಲಿಲ್ಲ ಮೇಡಮ್.
1: ಹೌದು ಸರ್, ಥ್ಯಾಂಕ್ ಯು.
0: ನಮ್ ಕತೆ ಮಕ್ಕಳಾಗಿರೋರು, ಅವರು ಕೆಲವರು ಇರ್ತಿದ್ರು ದೊಡ್ಡರಿರ್ತಿದ್ರಲ್ಲ, ಅವರು ಮಕ್ಕಳಾಗಿರ್ತಿದ್ರು, ಮಕ್ಳ ತರ ಮಾತಾಡೋರು, ಮಕ್ಳಿಗೆ ಈಗ ಏನ್ ಬೇಕಂಗೆ ಹೊಂದ್ಕೊಳ್ಳೋರು.
1: ಹೌದು,
0: ಅವ್ರು ಅಡ್ಡ ಬಿಡಿಸಿ ಒಂದ್ ಒಂದೊಂದ್ ಟೈಮ್ ಮಕ್ಳ ಜೊತೆ ಮಕ್ಕಳಾಗೇ ಇರೋರು ಅವರು.
1: ಎಸ್ ಸರ್,
0: ಮುಖ್ಯ.
1: ಇಷ್ಟು ಒಳ್ಳೆಯ ಸುದ್ದಿ ನೀವು ತಿಳಿಸಿದಕ್ಕೆ ಧನ್ಯವಾದಗಳು ಸರ್, ಥ್ಯಾಂಕ್ ಯು.
0: ಧನ್ಯವಾದಗಳು.
1: ಓಕೆ, ನಮ್ಮ ಸಿಟಿ ಚಂದ್ರಶೇಖರ್ ಅವರು ಅವರ ಒಂದು ಬಾಲ್ಯದ ಸವಿ ನೆನಪುಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ರು. ಸ್ನೇಹಿತರೆ, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿ ನಮಗೆ ಈ ಮುಕ್ತ ಅವಕಾಶವನ್ನು, ನೆಮ್ಮದಿಯ ಉಸಿರನ್ನು ನೀಡಿದ್ದಾರೆ. ಆ ಮಹಾನ್ ಚೇತನಗಳನ್ನು ನೆನೆಯುತ್ತಾ ಇವತ್ತಿನ ಯುವ ಜನತೆಗೆ ನಮ್ಮ ದೇಶದ ಮೇಲಿರುವ ಜವಾಬ್ದಾರಿಯ ಬಗ್ಗೆ ಯೋಚಿಸಬೇಕಾದ ಸಮಯ ಇದು. ಈಗ ನಮ್ಮ ಸ್ಟುಡಿಯೋದಲ್ಲಿ ಮಧುರವಾದ ಗೀತೆಯನ್ನ ಕೇಳ್ಬೋದು, ಹಾಗೆ ನಮ್ಮ ಅರ್ಪಿತಾ ಅವರು ಒಂದು ಆಡಿಯೋ ರೆಕಾರ್ಡ್ ಅನ್ನ ಕಳಿಸಿದ್ದಾರೆ, ಬನ್ನಿ ಏನು ಅಂತ ಕೇಳೋಣ.
2: ಕೇಳಿದ್ರೆ ಇವತ್ತು ನಾವು ನಮ್ಮ ಶಿವಮೊಗ್ಗದ ನೆಹರು ಸ್ಟೇಡಿಯಂ ಅಲ್ಲಿದ್ದೀವಿ, ಹಾಗೆ ವಿಶೇಷವಾಗಿ ಈ ಬಾರಿ ಸಾಕಷ್ಟು ಯೋಜನೆಗಳನ್ನ ಮಾಡ್ಕೊಂಡಿದ್ದಾರೆ, ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದಾರೆ. ಹಾಗೆ ನಮ್ಮೊಟ್ಟಿಗೆ ಈಗ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಶಿವಮೊಗ್ಗ ಇದರ ಸಹಾಯಕ ನಿರ್ದೇಶಕರಾಗಿರುವಂತ ರೇಖ್ಯ ನಾಯಕರು ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ.
3: ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ 80th ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಈ ಬಾರಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ತುಂಬ ವಿಜೃಂಭಣೆಯಿಂದ 80th ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಈ ನಮ್ಮ ನೆಹರು ಕ್ರೀಡಾಂಗಣದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಒಂದು ಅದ್ಭುತವಾಗಿ ಒಂದು ಆಯೋಜನೆ ಆಗಿದೆ. ಮೋಸ್ಟ್ಲಿ ಅರ್ಪಿತಾ ಅವರು ನೋಡ್ತಿದ್ದಾರೆ ಎಷ್ಟು ಚೆನ್ನಾಗಿ ನಮ್ಮಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ಆಗಿದೆ ಅಂತೇಳಿ. ಸಾಕಷ್ಟು ಸಂಖ್ಯೆಯಲ್ಲಿ ಈ ಬಾರಿ ಸುಮಾರು 10,000 ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸ್ತಿರೋದು ಈ ಬಾರಿ ಭಾರಿ ವಿಶೇಷವಿದೆ. ಮತ್ತು ನಾವೊಂದು ಥೀಮಲ್ಲಿ ಮಾಡ್ಕೊಂಡಿದ್ದೀವಿ, ಕೆಂಪು ಕೋಟೆ ಮತ್ತು ತ್ರಿವರ್ಣ ಧ್ವಜದ ಒಂದು ಥೀಮಲ್ಲಿ ಹರ್ ಘರ್ ತಿರಂಗ ಮತ್ತು ಭಾರತ್ ಜೋಡೋ ಅಂತ ನಮ್ಮದೇನು ಸ್ಟೇಟ್ ಗೌರ್ಮೆಂಟ್ದು ಭಾರತ್ ಜೋಡೋ ಯುವ ಸಂಘದಂತಿದೆ ಆ ಕಾನ್ಸೆಪ್ಟಲ್ಲಿ ಇವತ್ತು ನಾವು ಒಂದು ಅರೇಂಜ್ಮೆಂಟ್ಸನ್ನು ಮಾಡ್ಕೊಂಡಿದ್ದೀವಿ. ಆಮೇಲೆ ಈ ಬಾರಿ ಒಂದು ವಿಶೇಷ ಏನಪ್ಪ ಅಂತಂದರೆ ನಮ್ಮ ಕಾರ್ಯಕ್ರಮದಲ್ಲಿ 150 ವಂದೇ ಮಾತರಮ್ಮ ಗೀತೆಯ 150 ಆಚರಣೆಯ ಸಂದರ್ಭದಲ್ಲಿ ಈ ಬಾರಿ ನಮ್ಮ ಕಾರ್ಯಕ್ರಮದ ಅಜೆಂಡಾದಲ್ಲಿ ಮೊದಲನೇದಾಗಿ ನಾವು ವಂದೇ ಮಾತರಮನ್ನು ಹಾಡಿಸ್ತಾ ಇದ್ದೀವಿ, ಹಾಗೆ ಕೊನೆಯದಾಗೂ ಕೂಡ ವಂದೇ ಮಾತರಮನ್ನು ಹಾಡಿಸ್ತಾ ಇರೋದು ಈ ಬಾರಿ ತುಂಬ ವಿಶೇಷವಿದೆ.

0: ಅದೇ ರೀತಿ ಇವರಿ ತಾವು ನೋಡ್ಬೋದು ಸಾಕಷ್ಟು ಶಾಲೆಯಲ್ಲಿ ಪೆರೇಡ್ಗಳು ಇದೆ, ಮತ್ತು ಪೊಲೀಸ್ ಪೆರೇಡ್ ಇದೆ. ಅದೇ ರೀತಿ ಸ್ಕೂಲ್ ಮಕ್ಕಳಿಂದ ನೃತ್ಯ ಕೂಡ ಇದೆ, ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, ಹಾಗೆ ಪಥಸಂಚಲನ ಕೂಡ ಇರ್ತದೆ. ತಾವೆಲ್ಲ ನೋಡಿ ಅದನ್ನು ಆನಂದಿಸ್ಬೋದು. ಅದೇ ರೀತಿ ಸಂಜೆ ಕುವೆಂಪು ರಂಗಮಂದಿರದಲ್ಲಿ ಸಂಜೆ 5:30 ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳು ಮತ್ತು ಆಕ್ಟಿವಿಟೀಸ್ಗಳು, ಚಟುವಟಿಕೆಗಳು ನಡೀತಾ ಇದೆ. ಎಲ್ಲರೂ ದಯವಿಟ್ಟು ಬಂದು ಭಾಗವಹಿಸಿ ಈ ಸ್ವಾತಂತ್ರ್ಯವನ್ನು ಆಚರಣೆಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡೋಣ ಅಂತ ಕೇಳ್ತಾ ಇದ್ದೀನಿ.
1: ವಿಶೇಷವಾಗಿ ಸರ್, ಈ ಬಾರಿ 10,000 ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ ಅಂತ ಹೇಳಿದ್ರಿ, ಅವ್ರನ್ನೆಲ್ಲ ಹೇಗೆ ಅಸೈನ್ ಮಾಡಿದ್ದೀರಾ ಸರ್?
0: ಹಾಂ, ಇದು ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯಾದ DDPI ಮಂಜುನಾಥ್ ಅವರು, ಆಮೇಲೆ BO ರಮೇಶ್ ಅವರು, ಅದೇ ರೀತಿ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ದೇವರಾಜ್ ಅವರ ಒಂದು ನೇತೃತ್ವದಲ್ಲಿ ತುಂಬ ವ್ಯವಸ್ಥಿತ ರೀತಿಯಲ್ಲಿ ಎಲ್ಲ ಶಾಲೆಗಳಲ್ಲಿ ಬೇಗ ತಮ್ಮ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ಅವರು ತಮ್ಮ ಶಾಲಾ ವಾಹನಗಳಲ್ಲಿ ಬಂದು ಇಲ್ಲಿ ಈ ಒಂದು ಆಚರಣೆನ ಅವರು ನಮ್ಮೆಲ್ಲರ ಜೊತೆ ಹಂಚಿಕೊಳ್ಳಿ ಅಂಥೇಳಿ ನಾವು ಈ ಸರಿ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಅದೇ ರೀತಿ ಮಳೆ ಬಂದರೆ ಅವರಿಗೆ ಎಲ್ಲ ರೀತಿ ವ್ಯವಸ್ಥೆನೂ ಕೂಡ ನಾವು ಮಾಡಿದ್ದೀವಿ.
1: ಖಂಡಿತ ಸರ್, ಈಗ ವರುಣದ ಕೃಪೆಯಿಂದ ಮಳೆ ಕೂಡ ಬರ್ತಾ ಇಲ್ಲ, ಸೊ ಇದೇ ರೀತಿ ಆಚರಣೆ ಚೆನ್ನಾಗಿ ನಡೀಲಿ ಸರ್.
0: ಥ್ಯಾಂಕ್ ಯು ಮೇಡಮ್, ತಮಗೂ ಕೂಡ ಈ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಥ್ಯಾಂಕ್ ಯು ಅಂತ ಹೇಳ್ತೀನಿ.
1: ಎಸ್ ಕೇಳುಗರೆ, ಇದು ರೇಖ್ಯ ನಾಯಕ್ ಅವರ ಮಾತಾಗಿತ್ತು. ಸೊ ನೀವು ಕೂಡ ಎಲ್ಲರೂ ಪಾಲ್ಗೊಳ್ಬಹುದು ಇಲ್ಲಿ ಬಂದು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ, ಆಚರಣೆಯಲ್ಲಿ ನೀವೆಲ್ಲರೂ ಪಾಲ್ಗೊಳ್ಳಿ ಎಂದು ತಿಳಿಸ್ತಾ, ಶ್ವೇತಾ ಸ್ಟೇ ಟ್ಯೂನ್.
2: ಎಸ್, ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ, ನಮ್ಮ RJ ಅರ್ಪಿತಾ ಅವರು ಇಷ್ಟು ಹೊತ್ತು ನಮ್ಮ ನೆಹರು ಕ್ರೀಡಾಂಗಣದಲ್ಲಿ ಸಂಭ್ರಮಾಚರಣೆಯ ಒಂದು ಸುದ್ದಿಯನ್ನು ತಿಳಿಸಿದ್ದಾಯಿತು ಅಂತ ಹೇಳ್ತಾ, ಈಗ ನಮ್ಮ RJ ಮಹಾಲಕ್ಷ್ಮಿ ಅವರು ಕೂಡ ಮುಂದಿನ ಒಂದಿಷ್ಟು ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ, ಏನೇ ಇರಲಿ ಸ್ನೇಹಿತರೆ, ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಅಂತ ಹೇಳ್ತಾ, ಸ್ವಾತಂತ್ರ್ಯ ದಿನಾಚರಣೆ ಮೊದಲ ವರ್ಷದ ಆಚರಣೆಯಿಂದ ತೆಗೆದುಕೊಂಡ್ರೆ 80th ಆಚರಣೆ ಆಗುತ್ತೆ. ಸೊ ಈ ಒಂದು ಸಂಭ್ರಮದಲ್ಲಿ ನಾವೆಲ್ಲರೂ ಖುಷಿ ಖುಷಿಯಾಗಿ ಇರೋಣ. ಏನೇ 79, 80 ಒಟ್ಟಿನಲ್ಲಿ ಒಳ್ಳೆ ಒಂದು ಸಂಭ್ರಮಾಚರಣೆಯಲ್ಲಿ ನಾವು ಪಾಲ್ಗೊಳ್ಳೋಣ ಅಂತ ಹೇಳ್ತಾ, ಮಹಾಲಕ್ಷ್ಮಿ ಹಾಯ್.
3: ಹೈ ಶ್ವೇತಾ, ಗುಡ್ ಮಾರ್ನಿಂಗ್.
2: ಗುಡ್ ಮಾರ್ನಿಂಗ್.
3: ನಮ್ಮೆಲ್ಲ ಪ್ರೀತಿಯ ಕೇಳುಗರು ಕೂಡ ಸ್ವಾತಂತ್ರ್ಯ ಹಬ್ಬದ ಬಗ್ಗೆ ತುಂಬಾ ಚೆನ್ನಾಗಿ ನಿಮ್ಮೊಟ್ಟಿಗೆ ಮಾತಾಡಿದ್ರು, ಅವ್ರ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಂಡ್ರು. ಸೊ ನಾವು ಕೂಡ ನಿಮಗೆ ಒಂದಿಷ್ಟು ವಿರಾಮವನ್ನ ಕೊಟ್ಟು ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ. ಥ್ಯಾಂಕ್ ಯು ಶ್ವೇತಾ.
2: ಎಸ್ ಮಹಾಲಕ್ಷ್ಮಿ.
3: ಸೊ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಎಸ್ ಸ್ನೇಹಿತರೆ, ಈ ದಿನ ಎಸ್ ನಾವು ಹೇಳೋದೇ ಬೇಡ, ಎಲ್ರಿಗೂ ಗೊತ್ತಿರುವಂತಹ ವಿಷಯ, ತುಂಬಾ ವಿಶೇಷವಾಗಿರುವಂತಹ ದಿನ, ಸ್ವಾತಂತ್ರ್ಯ ದಿನ. ಎಸ್ ಹಾಗೆ ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನ ತಿಳಿಸ್ತಾ, ಈ ದಿನದ ಮತ್ತಷ್ಟು ವಿಷಯಗಳೊಂದಿಗೆ, ಸವಿ ನೆನಪುಗಳೊಂದಿಗೆ, ಹಾಗೆ ಸ್ವಾತಂತ್ರ್ಯದ ಸಂಭ್ರಮಾಚರಣೆ ಜೊತೆಗೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ನೀವು ನನ್ನೊಟ್ಟಿಗೆ ಒಂದಿಷ್ಟು ವಿಷಯಗಳನ್ನ ಹಂಚ್ಕೊಳ್ಬೋದು. ನಿಮ್ಮ ಆ ಸ್ವಾತಂತ್ರ್ಯ ದಿನದ ಆ ದಿನಗಳು ಹೇಗಿದ್ವು, ನೀವು ಯಾವ ರೀತಿಯೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ರಿ, ಜೊತೆಗೆ ಆಗಿನ ಸ್ವಾತಂತ್ರ್ಯಕ್ಕೂ ದಿನಗಳಿಗೂ ಈಗಿನ ಒಂದು ದಿನಗಳಿಗೂ ಯಾವೆಲ್ಲ ವ್ಯತ್ಯಾಸಗಳಾಗಿವೆ, ಹೇಗಿತ್ತು ಹೇಗಾಯಿತು ಅನ್ನೋದ್ರ ಬಗ್ಗೆ ಕೂಡ ನೀವು ಈ ದಿನ ನನ್ನೊಟ್ಟಿಗೆ ಮಾತಾಡ್ಬೋದು. ಸೊ ಜೊತೆಗೆ ನೀವು ಒಂದಿಷ್ಟು ಗೀತೆಗಳಿರ್ಬೋದು, ಕವನಗಳಿರ್ಬೋದು, ಅದ್ರ ಬಗ್ಗೆ ಕೂಡ ನಮ್ಮೊಟ್ಟಿಗೆ ಹಂಚ್ಕೊಳ್ಬೋದು, ನೀವು ಬರೆದಿರುವಂತಹ ಸ್ವರಚಿತ ಕವನಗಳಿರ್ಬೋದು. ಹಾಗೆ ಇಷ್ಟೊತ್ತು ನಮ್ಮ RJಗಳಾದಂತಹ RJ ಶ್ರೀಧರ್ ಅವರು, ಅರ್ಪಿತಾ ಅವರು, ಶ್ವೇತಾ ಅವರು ಒಂದಿಷ್ಟು ವಿಷಯಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದಾರೆ. ಶ್ರೀಧರ್ ಮತ್ತು ಅರ್ಪಿತಾ ಅವರು ನೆಹರು ಸ್ಟೇಡಿಯಮಲ್ಲಿದ್ದಾರೆ, ಅಲ್ಲಿ ಯಾವ ರೀತಿಯೆಲ್ಲ ಸಂಭ್ರಮ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ವಿಷಯಗಳನ್ನು ತಿಳಿಸಿದರು. ಸೊ ಅವ್ರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ, ಹಾಗೆ ನಮ್ಮ RJ ಶ್ವೇತಾ ಅವರಿಗೂ ಥ್ಯಾಂಕ್ ಯು ಅಂತ ತಿಳಿಸ್ತಾ, ಎಸ್ ಈ ದಿನ ಸ್ನೇಹಿತರೆ, ಒಬ್ಬ ಮಹಾನ್ ಕನ್ನಡ ನಾಡಿನ ಒಬ್ಬ ವೀರರನ್ನು ನೆನಪು ಮಾಡಿಕೊಳ್ಳುವಂತಹ ದಿನ. ಎಸ್ ಪ್ರತಿದಿನ ನಾವು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೋ ಅವರಿಗೆಲ್ಲ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾನೆ ಇರ್ತೀವಿ ಅಲ್ವಾ. ಈ ದಿನ ಸ್ಪೆಷಲ್ ಆಗಿ ಒಬ್ಬ ವ್ಯಕ್ತಿಗೆ ನಾವು ಹುಟ್ಟುಹಬ್ಬವನ್ನು ತಿಳಿಸ್ಲೇಬೇಕು. ಅವರೇ ಬ್ರಿಟಿಷರ ವಿರುದ್ಧ ಹೋರಾಡಿ ಮಡಿದ ಕನ್ನಡ ನಾಡಿನ ವೀರ ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ 1789 August 15 ಬೆಳಗಾವಿಯ ಸಂಗೊಳ್ಳಿಯಲ್ಲಿ ಜನಿಸಿದ್ರು. ಅವರು ಕಿತ್ತೂರು ರಾಣಿ ಚೆನ್ನಮ್ಮನವರ ಹಿರಿಯ ಸೇನಾ ದಂಡನಾಯಕರಾಗಿದ್ದರು. ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಸೆರೆ ಸಿಕ್ಕ ಸಂಗೊಳ್ಳಿ ರಾಯಣ್ಣನ

ಅವರನ್ನ 1891 ಜನವರಿ 26 ನೇಣಿಗೆ ಹಾಕಲಾಗತ್ತೆ ಸ್ನೇಹಿತರೆ. ಎಂಥ ವಿಪರ್ಯಾಸ ಅಲ್ವಾ? ಅದು ಎಷ್ಟು ವಿಶೇಷವಾಗಿರುವಂಥ ದಿನಗಳು ನೋಡಿ ಸ್ನೇಹಿತರೆ. ಆಗಸ್ಟ್ 15 ಜನಿಸ್ತಾರೆ, 1831 ಜನವರಿ 26 ನೇಣಿಗೆ ಹಾಕ್ತಾರೆ. ಸೊ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರು ಈ ದಿನ ಜನಿಸಿದಂತಹ ದಿನ ಸ್ನೇಹಿತರೆ. ಎಷ್ಟೊಂದು ವಿಶೇಷತೆ ಅಲ್ವಾ? ಇವರು 19 ಆರಂಭದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಧೀರತನದಿಂದ ಹೋರಾಡಿದ ಕರ್ನಾಟಕದ ಅಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಕಿತ್ತೂರು ಸಾಮ್ರಾಜ್ಯದ ಸೇನಾ ದಂಡನಾಯಕರಾಗಿದ್ದರು ಸ್ನೇಹಿತರೆ. ಸೊ ನಾವೆಲ್ಲರೂ ಆಚರಿಸ್ಕೊಳ್ತಾ ಇರೋದು ಈಗ 80 ಆಚರಣೆ. ಇನ್ನು ಸಂಗೊಳ್ಳಿ ರಾಯಣ್ಣರ ವೈಯಕ್ತಿಕ ಹಿನ್ನೆಲೆಯ ಬಗ್ಗೆ ತಿಳಿಸೋದಾದರೆ, ಆಗಸ್ಟ್ 15, 1798 ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿ ಗ್ರಾಮದಲ್ಲಿ ಇವರು ಜನಿಸ್ತಾರೆ. ತಂದೆ ಭರಮಪ್ಪ ರೋಗಣ್ಣನವರ್ ಮತ್ತು ತಾಯಿ ಕೆಂಚವ್ವ. ಇತಿಹಾಸಕಾರರ ಪ್ರಕಾರ ರಾಯಣ್ಣ ಅವರು ಸುಮಾರು 7 ಎತ್ತರದ ದೃಢಕಾಯ ಹೊಂದಿದ್ದ ಸಾಹಸಿ ವೀರರಾಗಿದ್ದರು. ರಾಯಣ್ಣ ಅವರು ಜನಿಸಿದ್ದು ಆಗಸ್ಟ್ 15 ಭಾರತದ ಸ್ವಾತಂತ್ರ್ಯ ದಿನದಂದು. ಹುತಾತ್ಮರಾಗಿದ್ದು ಜನವರಿ 26 ಭಾರತದ ಗಣರಾಜ್ಯೋತ್ಸವದ ದಿನ. ನಾನು ಅದಕ್ಕೆ ಆಗಲೇ ಹೇಳಿದ್ದ ಸ್ನೇಹಿತರೆ, ತುಂಬಾ ವಿಶೇಷವಾಗಿರುವಂತಹ ದಿನ ಅಲ್ವಾ? ನಮ್ಮ ಕನ್ನಡ ನಾಡಲ್ಲಿ ಸಾಕಷ್ಟು ವೀರರು ನಮಗೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ, ಅವರ ಒಂದು ಧೀರತನದಿಂದ, ಸಾಹಸತನದಿಂದ. ಸೊ ಅವರ ಒಂದು ಬರವಣಿಗೆಯ ಮೂಲಕ ಕೆಚ್ಚೆದೆಯಿಂದ, ಸೊ ಅಂತಹ ಹೋರಾಟಗಾರರಲ್ಲಿ ಸಂಗೊಳ್ಳಿ ರಾಯಣ್ಣ ಅವರು ಕೂಡ ಒಬ್ಬರಾಗಿದ್ದಾರೆ. ಇವರು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಸೈನ್ಯದಲ್ಲಿ ಪ್ರಮುಖ ಕಮಾಂಡರ್ ಆಗಿ ಸೇವೆ ಸಲ್ಲಿಸಿದಂಥವರು. 1824 ಬ್ರಿಟಿಷರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಈ ನೀತಿಯ ವಿರುದ್ಧ ನಡೆದ ಮೊದಲ ಕಿತ್ತೂರು ಯುದ್ಧದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದಂಥವರು ಸಂಗೊಳ್ಳಿ ರಾಯಣ್ಣ ಅವರು. ಅಷ್ಟೇ ಅಲ್ಲದೆ ರಾಣಿ ಚೆನ್ನಮ್ಮ ಅವರನ್ನು ಬ್ರಿಟಿಷರು ಬಂಧಿಸಿದ ನಂತರವೂ ಕೂಡ ರಾಯಣ್ಣ ಧೃತಿಗೆಡದೆ ಹೋರಾಟವನ್ನು ಮುಂದುವರಿಸಿದ್ರು ಸ್ನೇಹಿತರೆ. ಸ್ಥಳೀಯ ಜನರನ್ನು ಸಂಘಟಿಸಿ ಬ್ರಿಟಿಷರ ವಿರುದ್ಧ ಅಪ್ರತಿಮ ಗೆರಿಲ್ಲಾ ಮಾದರಿಯ ಯುದ್ಧವನ್ನು ಕೂಡ ಆರಂಭ ಮಾಡಿದಂಥವರು ರಾಯಣ್ಣ ಅವರು. ಜೊತೆಗೆ ರಾಯಣ್ಣ ಅಂದರೆ ಬ್ರಿಟಿಷರು ನಡುಕ್ತಾ ಇದ್ರು ಸ್ನೇಹಿತರೆ, ನಡುಕ ಹುಟ್ಟಿಸಿದ್ರು. ಅಂದರೆ ಅಷ್ಟೊಂದು ಇವರು ಧೈರ್ಯ ಸಾಹಸದಲ್ಲಿ, ಏನೇ ಬಂದರೂ ನಾವು ಹೋರಾಡ್ತೀವಿ, ಭಾರತಕ್ಕಾಗಿ ನಿಲ್ತೀವಿ ಅನ್ನುವಂತಹ ಒಂದು ದೃಢಕಾಯವನ್ನು, ಒಂದು ದೃಢತೆಯನ್ನು ಹೊಂದಿದ್ರು ರಾಯಣ್ಣ ಅವರು. ರಾಯಣ್ಣ ಮತ್ತು ಅವರ ಸೈನ್ಯ ಬ್ರಿಟಿಷರ ಸರ್ಕಾರಿ ಕಚೇರಿಗಳನ್ನು ಧ್ವಂಸ ಮಾಡಿದ್ವು. ಅಷ್ಟೇ ಅಲ್ಲದೆ ಖಜಾನೆಗಳನ್ನು ವಶಪಡಿಸಿಕೊಂಡಿದ್ರು. ಬ್ರಿಟಿಷ್ ಸೈನಿಕರ ಮೇಲೆ ಸರಣಿ ದಾಳಿ ನಡೆಸಿ ಅವರಿಗೆ ಸಿಂಹ ಸ್ವಪ್ನವಾಗಿದ್ರು. ಜೊತೆಗೆ ಬ್ರಿಟಿಷರಿಗೆ ರಾಯಣ್ಣ ಅವರನ್ನು ನೇರವಾಗಿ ಇಡಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಕೆಲವು ಸ್ಥಳೀಯ ಜಮೀನ್ದಾರರು ಮತ್ತು ದೇಶದ್ರೋಹಿಗಳ ಸಂಚಿನಿಂದಾಗಿ 1830 ರಾಯಣ್ಣ ಅವರನ್ನು ಬ್ರಿಟಿಷರು ಮೋಸದಿಂದ ಕುತಂತ್ರ ಮಾಡಿ ಬಂಧಿಸ್ತಾರೆ. ಜನವರಿ 26, 1831 ಬೆಳಗಾವಿ ಜಿಲ್ಲೆಯ ನಂದಗಡದಲ್ಲಿ ಬ್ರಿಟಿಷರು ರಾಯಣ್ಣ ಅವರನ್ನು ಆಲದ ಮರಕ್ಕೆ ನೇಣಾಕ್ತಾರೆ ಸ್ನೇಹಿತರೆ. ಮರಣ ದಂಡನೆಯ ಮುನ್ನ ಮತ್ತೆ ಹುಟ್ಟಿ ಬಂದು ತಾಯ್ನಾಡಿಗೆ ಹೋರಾಡುತ್ತೇನೆ ಅನ್ನುವಂಥದ್ದು ರಾಯಣ್ಣನವರ ನುಡಿಯಾಗಿತ್ತು ಕೂಡ. ಸೊ ಇವರ ನೆನಪಿಗಾಗಿ ಸೊ ಈ ದಿನ ಸ್ಪೆಷಲ್ಲಾಗಿ ಸಂಗೊಳ್ಳಿ ರಾಯಣ್ಣರನ್ನು ನಾವು ನೆನಪು ಮಾಡಿಕೊಳ್ಳಲೇಬೇಕು. ರಾಯಣ್ಣ ಅವರ ಸಮಾಧಿಯ ಸ್ಥಳವಾದ ನಂದಗಡದಲ್ಲಿರುವ ಆಲದ ಮರ ಇಂದು ಐತಿಹಾಸಿಕ ಸ್ಮಾರಕವಾಗಿದೆ. ಇವರ ಗೌರವಾರ್ಥ ಬೆಂಗಳೂರಿನಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಅನ್ನುವಂಥ ಒಂದು ಹೆಸರನ್ನು ಕೂಡ ಇಡಲಾಗಿದೆ. ರೈಲ್ವೆ ನಿಲ್ದಾಣಕ್ಕೆ ಇವರ ಹೆಸರನ್ನು ಕೂಡ ಇಡಲಾಗಿದೆ. ಅಷ್ಟೇ ಅಲ್ಲದೆ ಅವರ ಶೌರ್ಯದ ಗಾಥೆಯನ್ನು ಉತ್ತರ ಕರ್ನಾಟಕದ ಜನಪದ ಶೈಲಿಯ ಗೀಗಿ ಪದಗಳು ಮತ್ತು ಲಾವಣಿಗಳಲ್ಲಿ ಇಂದಿಗೂ ಕೂಡ ಹಾಡಲಾಗತ್ತೆ. ಸೊ ಇಷ್ಟೆಲ್ಲ ವಿಶೇಷತೆಗಳಿಗೆ ಕಾರಣವಾಗಿದ್ದಾರೆ ರಾಯಣ್ಣ ಅವರು. ಸೊ ಸ್ನೇಹಿತರೆ, ರಾಯಣ್ಣ ಅವ್ರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೇ ಅನಿಸುತ್ತೆ. ಸೊ ಈ ದಿನ ಸ್ಪೆಷಲ್ಲಾಗಿ ಅವ್ರ ಬಗ್ಗೆ ಹೇಳಿದ್ದು ತುಂಬಾ ವಿಶೇಷ. ನಾ ಆಗಲೇ ಹೇಳ್ದಾಗೆ ಸಂಗೊಳ್ಳಿ ರಾಯಣ್ಣರು 1789 ಆಗಸ್ಟ್ 15 ಜನಿಸ್ತಾರೆ, 1831 ಜನವರಿ 26 ನೇಣಿಗೆ ಅವರನ್ನು ಹಾಕಲಾಗತ್ತೆ. ಸೊ ಎಷ್ಟೊಂದು ವಿಶೇಷತೆ ನೋಡಿ ಸ್ನೇಹಿತರೆ. ಆ ಸ್ವಾತಂತ್ರ್ಯ ದಿನಗಳಲ್ಲೇ ಅವರು ಆ ದಿನದಂದೇ ಜನಿಸಿದ್ರು, ಆ ದಿನದಂದೇ ಮರಣಿಸಿದ್ರು ಕೂಡ ಅಲ್ವಾ? ಈ ರೀತಿಯಲ್ಲಿ ನಮ್ಮ ಮಧ್ಯೆ ಸಾಕಷ್ಟು ವೀರ ಹೋರಾಟಗಾರರು ಇದ್ದಾರೆ.

ಸೊ ಅವ್ರ ಬಗ್ಗೆ ಎಲ್ಲ ಮತ್ತಷ್ಟು ವಿಷಯಗಳನ್ನ ನಿಮ್ಮೊಟ್ಟಿಗೆ ನಾನು ಈ ದಿನ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನೀವು ಕೂಡ ನಿಮ್ಮ ಸವಿ ನೆನಪುಗಳನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ಬಹುದು. ನೀವು ಕರೆ ಮಾಡಬೇಕಾಗಿರುವ ಸಂಖ್ಯೆ 9686029620969 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಸ್ವಾತಂತ್ರ್ಯದ ಸವಿ ನೆನಪುಗಳ ಬಗ್ಗೆ, ಸ್ವಾತಂತ್ರ್ಯದ ಹೋರಾಟ ಬಗ್ಗೆ, ಸ್ವಾತಂತ್ರ್ಯ ಅಂದರೆ ನಿಮ್ಗೇನು ಅನ್ಸುತ್ತೆ, ಈಗಿನ ಸ್ವಾತಂತ್ರ್ಯ ಯಾವ ರೀತಿ ಇದೆ, ಹೇಗೆ ಬೇಕು, ಅಟ್ ಪ್ರೆಸೆಂಟ್ ಸ್ವಾತಂತ್ರ್ಯ ಅಂದರೆ ಏನು, ಅಂದರೆ ಯಾರ ಮಾತು ಕೇಳದೆ ನಮಗೇನು ಬೇಡ, ನಮ್ಗೆ ಇಷ್ಟ ಬಂದಾಗೆ ಇರ್ತೀವಿ ಅನ್ನೋದು ಸ್ವಾತಂತ್ರ್ಯನ ಅಲ್ಲ ಅಲ್ಲ ಅಲ್ವಾ. ಸ್ವಾತಂತ್ರ್ಯ ಅಂದರೆ ಬೇರೆ ಯಾರಿಗೂ ಕಷ್ಟ ಕೊಡದೆ, ಅವರ ವಿರುದ್ಧವಾಗಿ ನಿಲ್ಲದೆ ನಾವು ಯಾವುದಕ್ಕೆ ನಾವು ಸ್ವಾತಂತ್ರ್ಯ ನಮಗೆ ಬೇಕು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಸ್ವಾತಂತ್ರ್ಯ ಆಗಿದೆ ಅಲ್ವಾ. ಸೊ ಇದೇ ಖುಷಿಯಲ್ಲಿ ಒಂದು ಗೀತೆ ಅಥವಾ ಒಬ್ಬರು ಮಾತಾಡಿದ್ದಾರೆ ಸ್ನೇಹಿತರೆ, ಅವ್ರ ವಾಯ್ಸನ್ನು ಕೇಳೋಣ ಏನು ಹೇಳಿದ್ದಾರೆ ಅಂತ.

0: ಓಕೆ, ಎಸ್ ನಮ್ಮೊಟ್ಟಿಗೆ ಸರಿ, ಓಕೆ ಪ್ರಾಬ್ಲಮ್ ಆಯಿತು, ನಮ್ಮೊಟ್ಟಿಗೆ ಹರ್ಪಿತ ಅವ್ರು ಜಾಯ್ನ್ ಆಗ್ತಿದ್ದಾರೆ, ಮಾತಾಡೋಣ. ಹಲೋ ಹರ್ಪಿತ, ಗುಡ್ ಮಾರ್ನಿಂಗ್.
1: ಹಲೋ ಮಹಾಲಕ್ಷ್ಮಿ, ವೆರಿ ಗುಡ್ ಮಾರ್ನಿಂಗ್.
0: ಹೇಗಿದೆ ಅಲ್ಲಿ ಸ್ವಾತಂತ್ರ್ಯದ ಸಂಭ್ರಮಾಚರಣೆ? ಅದಕ್ಕೆ
1: ಧ್ವಜಾರೋಹಣವನ್ನ ಮಾಡಿದ್ರು ಮಾನ್ಯ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ಧ್ವಜಾರೋಹಣವನ್ನ ಮಾಡಿದ್ರು.
0: ಓಕೆ,
1: ಈಗ ಎಲ್ಲರೂ ಕೂಡ ನಾಡಗೀತೆಯನ್ನ ಹಾಡ್ತಾ ಇದ್ದಾರೆ ಮಹಾಲಕ್ಷ್ಮಿ.
0: ಓ, ತುಂಬಾ ಸಂತೋಷಕರವಾದಂತಹ ಕ್ಷಣ.
1: ಹೌದು, ನಿಮಗೂ ಕೂಡ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು.
0: ನಿಮಗೂ ಕೂಡ ಅರ್ಪಿತಾ ಅವರೇ, ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಜೊತೆಗೆ ಅಲ್ಲಿಯ ಒಂದು ವಾತಾವರಣ ಹೇಗಿದೆ?
1: ಮಹಾಲಕ್ಷ್ಮಿ, ಈಗ ಶಿವಮೊಗ್ಗದ ಗಣ್ಯಾಶಿ ಗಣ್ಯಾಪತಿಗಳೆಲ್ಲ ಇಲ್ಲಿಗೆ ಬಂದಿದ್ದಾರೆ.
0: ಓಕೆ,
1: ಈಗ ನಮ್ಮ ಶಿವಮೊಗ್ಗದ ಶಾಸಕರಾಗಿರ್ಬೋದು, ಚನ್ನಬಸಪ್ಪ ಅವರಾಗಿರ್ಬೋದು, ಜೊತೆಗೆ ವಿಶೇಷವಾಗಿ ಸಾಕಷ್ಟು ಸನ್ಮಾನ ಕೂಡ ನಡೆಯುವಂತ ಆಯೋಜನೆ ಮಾಡ್ಕೊಂಡಿದ್ದಾರೆ. ಮಾಯಣಗೌಡರು ಕೂಡ ಆಗಮಿಸಿದ್ದಾರೆ, ಇನ್ನು ನಮ್ಮ ಎಸ್ಪಿ ಅವರು ಕೂಡ ಆಗಮಿಸ್ತಾರೆ, ನಿತಿನ್ ಅವರು.
0: ಓಕೆ,
1: ಸೊ ಇಲ್ಲಿ ವಿಶೇಷವಾಗಿ 15,000 ಹೆಚ್ಚು ವಿದ್ಯಾರ್ಥಿಗಳು ಪಥಸಂಚಲನದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮಹಾಲಕ್ಷ್ಮಿ.
0: ಓ, ಒಂದು ಉತ್ತಮ ಒಂದು ಸಂದೇಶ. ಹಾಗೆ ನೋಡ್ಲಿಕ್ಕೂ ಕೂಡ ಹಬ್ಬದ ವಾತಾವರಣ ತರ ಇರುತ್ತೆ.
1: ಹೌದು ಮಹಾಲಕ್ಷ್ಮಿ.
0: ಓಕೆ, ಒಂದು
1: ಈ ಬಾರಿನೇ ಅದು ವಿಶೇಷವಾಗಿ 15,000 ವಿದ್ಯಾರ್ಥಿಗಳು ಒಟ್ಟಾಗಿ ಸೇರಿರುವಂತದ್ದು.
0: ಓಕೆ ಓಕೆ ಓಕೆ. ಸಾರ್ವಜನಿಕರು ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ?
1: ಸಾರ್ವಜನಿಕರು ಕೂಡ ತುಂಬಾ ಜನಸಂಖ್ಯೆಯಲ್ಲಿ ಸೇರಿದ್ದಾರೆ ಮಹಾಲಕ್ಷ್ಮಿ.
0: ಓಕೆ,
1: ನಾವಿಲ್ಲಿ ಸ್ಟೇಡಿಯಂ ಸುತ್ತಲೂ ನೋಡಕ್ ಹೋದಾಗ ಸುತ್ತಲೂ ಕೂಡ ಎಲ್ಲಾ ಕಡೆ ಸಾರ್ವಜನಿಕರು ಸೇರಿರುವಂತದ್ದು, ಹಾಗೆ ಮಾಧ್ಯಮ ಮಿತ್ರರು ಕೂಡ ಇಲ್ಲೇ ಇದ್ದಾರೆ.
0: ಓಕೆ,
1: ಹೌದು ಮಹಾಲಕ್ಷ್ಮಿ.
0: ತುಂಬಾ ಒಂದು ವಿಶೇಷವಾಗಿರುವಂತಹ ಸುದ್ದಿಯನ್ನ ತಿಳಿಸಿದ್ರೆ, ಹಾಗೆ ನಿಮ್ಮ ಒಂದು ಸುದ್ದಿಯಿಂದ ನಮ್ಮ ನಾಡಿನ ಜನತೆಗೂ ಕೂಡ ಆ ಸುದ್ದಿ ಹೋಯಿತು.
1: ಹೌದು ಮಹಾಲಕ್ಷ್ಮಿ, ಈಗ ತಾನೇ ಒಂದು ಬಲೂನ್ ಅನ್ನ ಕೂಡ ಹಾರಿಸ್ತಾ ಇದ್ದಾರೆ, ಅದ್ರ ಮುಖಾಂತರ ಸ್ವಾತಂತ್ರ್ಯವನ್ನ ಒಂದು ಸಂಕೇತಿಸ್ತಾ ಇದ್ದಾರೆ.
0: ವೆರಿ ನೈಸ್. ಹಾಗೆ ಅರ್ಪಿತಾ ಅವರೇ, ನಿಮಗೂ ಒಂದಿಷ್ಟು ಅಲ್ಲಿ ವಾತಾವರಣ ನೋಡಿ ತುಂಬಾ ಖುಷಿ ಆಗ್ತಾ ಇದೆ, ಹಾಗೆ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀರಾ ಅನ್ಕೊಳ್ತೀನಿ.
1: ಖಂಡಿತ ಖಂಡಿತ, ಯಾಕಂದ್ರೆ ಇಲ್ಲಿ ಧನಂಜಯ ಸರ್ಜಿಯರ್ ಆಗಿರ್ಬೋದು, ಯೋಗೇಶ್ ಅವರು ಆಗಿರ್ಬೋದು, ಇನ್ನು ರೇಖಿಯಾ ನಾಯಕ್ ಅವರಾಗಿರ್ಬೋದು, ಮುಖ್ಯ ಅತಿಥಿಗಳೆಲ್ಲರೂ ಕೂಡ ಆಗಮಿಸಿದ್ದಾರೆ. ಇನ್ನು ನಮ್ಮ ಶಿವಮೊಗ್ಗದ ಡಿಸಿ ಅವರಾಗಿರ್ಬೋದು, ಜಿಲ್ಲಾಧಿಕಾರಿಗಳು ಅವರು ಕೂಡ ಇದಾರೆ. ಸಾಕಷ್ಟು ಗಣ್ಯರಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಮಹಾಲಕ್ಷ್ಮಿ.
0: ಓಕೆ, ಅರ್ಪಿತಾ ಅವರೇ, ನಿಮ್ಮೆಲ್ಲ ವಿಶೇಷ ಮಾಹಿತಿಗಾಗಿ ತುಂಬ ಹೃದಯದ ಧನ್ಯವಾದಗಳು.
1: ಥ್ಯಾಂಕ್ ಯು ಮಹಾಲಕ್ಷ್ಮಿ, ಇನ್ನಷ್ಟು ಅಪ್ಡೇಟ್ಸ್ ಗಳನ್ನ ನೀಡ್ತೀನಿ.
0: ಖಂಡಿತ ಖಂಡಿತ, ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ ಅರ್ಪಿತಾ. ಥ್ಯಾಂಕ್ ಯು ಸೋ ಮಚ್.
1: ಯಸ್ ಮಹಾಲಕ್ಷ್ಮಿ.
0: ಸ್ನೇಹಿತರೆ, ಕೇಳಿದ್ರಲ್ವಾ, ನಮ್ಮ ಆರ್ಜೆಗಳು ಶ್ರೀಧರ್ ಮತ್ತೆ ಅರ್ಪಿತಾ ಅವರು ಸಾಕಷ್ಟು ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ನೆಹರು ಸ್ಟೇಡಿಯಂ ಇಂದ ಮಧು ಬಂಗಾರಪ್ಪ ಅವರು ಫ್ಲಾಗಾಸ್ಟ್ ಮಾಡಿದ್ರು, ಜೊತೆಗೆ ಅಲ್ಲಿ ಕೇಸರಿ ಬಿಳಿ ಹಸಿರು ರಾಜಿಸ್ತಾ ಇದೆ. ಎಸ್, ಅದೊಂದು ಆ ಒಂದು ಭಾವುಟಗಳನ್ನ ನೋಡ್ತಾ ಇದ್ದಂಗೆ ಒಂದ್ ರೀತಿಯ ಕಣ್ಮನ ಸೆಳೆಯತ್ತೆ, ಖುಷಿ ಆಗತ್ತೆ. ಎಸ್, ಅದೊಂದ್ ರೀತಿಯ ನಮ್ಗೆ ಭಾವುಕ ಉತ್ಸಾಹ ಕೊಡತ್ತೆ ಅಲ್ವಾ? ನೋಡಿದ ತಕ್ಷಣ ಏನೋ ಒಂದ್ ರೀತಿಯ ಆ ಕೆಲವೊಂದು ಪದಗಳನ್ನ ನಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ ಬರೋದಿಲ್ಲ, ಅಷ್ಟೊಂದು ಖುಷಿ ಆಗತ್ತೆ. ನಮ್ಮ ಆರ್ ಜೆ ಶ್ರೀಧರ್ ಅವರು ನಮ್ಮೊಟ್ಟಿಗೆ ಮಾತಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಆರ್ ಜೆ ಶ್ರೀಧರ್.
2: ಶ್ರೀಧರ್, ಗುಡ್ ಮಾರ್ನಿಂಗ್. ಸ್ವಾತಂತ್ರ್ಯ ದಿನದ ಶುಭಾಶಯಗಳು ನಿಮಗೆ. ಆಚರಣೆಯಲ್ಲಿ ಈಗಾಗಲೇ ನಮ್ಮ ಶಿವಮೊಗ್ಗದ ನೆಹರು ಸ್ಟೇಡಿಯಂನಲ್ಲಿ ಕೂಡ ಆಗಿದೆ. ಹಾಗೆಯೇ ಇವತ್ತು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಸಾಕ್ಷರತೆ ಇಲಾಖೆ ಆಸಕ್ತಿಗಳಾದಂತಹ ಮಧು ಮಂಗಾರಪ್ಪ ಸರ್ ಕೂಡ ಇದಾರೆ, ಹಾಗೆ ಅವರೇ ಫ್ಲಾಗ್ ಕಾಸ್ಟಿಂಗ್ ಕೂಡ ಮಾಡಿದ್ದಾರೆ. ವಿಶೇಷವಾದಂತಹ ಕಾರ್ಯಕ್ರಮ.

0: ಕೇಳ್ತಾ ಇದೆ ಹಾಕಿ ಒಂದೇ
1: ಮಾತರಂ
0: ಶಿಸ್ತು ಶಾಂತಿ.
2: ಹೌದು, ಸೊ ನಮ್ಮ ಶಾಸಕರಾದಂತಹ ಎಸ್ ಎನ್ ಚನ್ನಬಸಪ್ಪ ಅವರು ಕೂಡ ಇದಾರೆ, ಹಾಗೆ ಶಾಲಾ ಶಿಕ್ಷಣ ಇಲಾಖೆಯವರು ಕೂಡ ಇದಾರೆ, ಬೇರೆ ಬೇರೆ ಇಲಾಖೆಯಿಂದಲೂ ಕೂಡ ಅಧಿಕಾರಿಗಳು ಇಲ್ಲಿ ಬಂದು ಭಾಗವಹಿಸಿರುವಂತದ್ದು. ನಮ್ಮ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಮೇಣದೊಡ ಸರ್ ಕೂಡ ಇದಾರೆ, ಹಾಗೆ ನಮ್ಮ ತಾಲೂಕು ದಂಡಾಧಿಕಾರಿಗಳಂತಹ ಸಿಒ ಹೇಮಂತ್ ಸರ್ ಕೂಡ ಇದಾರೆ ಇಲ್ಲಿ. ಸೊ ಈ ವಿಷಯಗಳಂತಹ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀತಾ ಇದೆ ಮಹಾಲಕ್ಷ್ಮಿ. ಇದೆಲ್ಲ ಯಾರೆಲ್ಲ ಸ್ಟೇಡಿಯಂಗೆ ಬಂದಿಲ್ಲ ಈಗ ಬಂದು ವಿಶೇಷವಾದಂತಹ ಸ್ವಾತಂತ್ರ್ಯದ ಆಚರಣೆ ಬರ್ಬೋದು ಅಂತ ಹೇಳಿ.
0: ಖಂಡಿತ ಖಂಡಿತ. ಹಾಗೆ ಶ್ರೀಧರ್, ಈ ದಿನ
2: ವಾತಾವರಣ ಕೂಲ್ ಆಗಿದೆ, ಬಿಸಿಲು ಕೂಡ ಇಲ್ಲ, ಮಳೆನೂ ಕೂಡ ಇಲ್ಲ, ಇದು ತುಂಬಾ ಖುಷಿ ಪಡುವಂತಹ ವಿಷಯ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಪೆರೇಡ್ ಕೂಡ ನಡೆಯುತ್ತೆ, ಜೊತೆಗೆ ನಮ್ಮ ಶಾಸಕರು ಕೂಡ ಗಾಡಿಗಳಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀತಾ ಇದೆ. ಶಿವಮೊಗ್ಗಕ್ಕೆ ಯಾರೆಲ್ಲ ಇನ್ನು ಬಂದಿಲ್ಲ ಸಾರ್ವಜನಿಕ, ಶಿವಮೊಗ್ಗ ಸಾರ್ವಜನಿಕರು ಬಂದು ಈ ಒಂದು ಸ್ವಾತಂತ್ರ್ಯ ದಿನದ ಆಚರಣೆಯನ್ನ
0: ಸಂಭ್ರಮಿಸ್ಬೇಕು ಅಂತ ಹೇಳಿ ಇಷ್ಟಬೇಕು ಅಂತ. ಹಾಗೆ ಶ್ರೀಧರ್, ನೀವು ಕೂಡ ಕಣ್ ತುಂಬಿಸ್ಕೊಳ್ತಾ ಇದ್ದೀರಾ ಎಲ್ಲ ಒಂದ್ ಕಲರ್ಫುಲ್ ಗನ್ನ ನೋಡಿ.
2: ನಿಜ ನಿಜ, ಹೌದು.
0: ಓಕೆ, ಹಾಗೆ ಶ್ರೀಧರ್, ನಿಮ್ಮ ಒಂದು ಅಲ್ಲಿ ನಿಂತು ನೋಡಿದಾಗ ನಿಮ್ ಬಾಲ್ಯದ ದಿನಗಳು, ಹೈಸ್ಕೂಲ್ ಡೇಸ್ ಎಲ್ಲ ನೆನಪಾಗ್ತಾ ಇದೆಯಾ?
2: ನಿಜವಾಗ್ಲು ನಿಜವಾಗ್ಲು, ನಾವು ಚಿಕ್ಕವರಿದ್ದಾಗ ಈ ರೀತಿ ಏನು ಸ್ಟೇಡಿಯಂ ಗಳಲ್ಲಿ ನಾವು ಸಾಲಲ್ಲಿ ನಿಂತು ನೋಡ್ತಾ ಇದೀವಿ ಈ ಒಂದು ಕಾರ್ಯಕ್ರಮ. ಅಂದ್ರೆ ಇವತ್ತು ಧ್ವಜಾರೋಹಣ ಆಗೋದ, ಹಾಗೆ ಏನೆಲ್ಲ ಪೆರೇಡ್ ನಡೀತದೆ, ಇದೆಲ್ಲವನ್ನು ಕೂಡ ಹತ್ತಿರದಿಂದ ನೋಡುವಂತಹ ಸೌಭಾಗ್ಯ ಅಂತಾನೆ ಹೇಳ್ಬೋದು ನಮ್ಗೆ.
0: ಖಂಡಿತ ಖಂಡಿತ ಖಂಡಿತ. ಜೊತೆಗೆ ಇಲ್ಲಿಂದ ಕೂಡ ನಮ್ಗೆ ಸಾಕಷ್ಟು ವಿಷಯಗಳು ಸಿಗ್ತಾ ಇದೆ, ಜೊತೆಗೆ ಅಲ್ಲಿ ನಿಂತಾಗೆ ನಮ್ಗೆ
2: ಸಾಮಾನ್ಯ ಶಾಲಾ ಶಿಕ್ಷಣ ಮತ್ತು
0: ನಾವು ಅವರ ಧ್ವನಿನ ಕೇಳ್ತಾ ಇದೀವಿ ಶ್ರೀಧರ್.
3: ಸಾಧ್ಯವಾದವರು ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಶ್ರೀಯುತ ಪ್ರಭುಜ ಕಬಡಿ ಕಟ್ಟಿಸರವರು, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಜಿಲ್ಲಾ ಪಂಚಾಯತ್ ಹೇಮಂತ್ ಸರ್ ಅವರು, ಪೊಲೀಸ್ ವರಿಷ್ಠಾಧಿಕಾರಿಗಳು ಶ್ರೀಯುತ ಬಿ ನಿಖಿಲ್ ಸರ್ ಅವರು, ಮಹಾನಗರ ಪಾಲಿಕೆಯ ಆಯುಕ್ತರು ಶ್ರೀಯುತ ಮಾಯಿಗೌಡರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ.
0: ಖಂಡಿತ ಖಂಡಿತ ಶ್ರೀಧರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಸ್, ನೆಹರು ಸ್ಟೇಡಿಯಂ ಅಲ್ಲಿ ಒಂದು ಭರ್ಜರಿ ಒಂದು ತುಂಬಾ ಚೆನ್ನಾಗಿ ಅಲ್ಲಿಯ ಒಂದು ಸಂಭ್ರಮ ನಡೀತಾ ಇದೆ ಸ್ನೇಹಿತರೆ. ಖಂಡಿತವಾಗ್ಲು ಈಗ ಫಾರ್ ಎಕ್ಸಾಂಪಲ್ ಒಂದು ನಮ್ಮ ಒಂದು ಮನೆಯಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ ಅದಕ್ಕೆ ನಾವೆಲ್ಲ ಯಾವ ರೀತಿ ತಯಾರಿ ಮಾಡ್ಕೊಳ್ತೀವಿ? ಒಂದು ವಾರದಿಂದಲೇ ತಯಾರಿ ನಡೀತಾ ಇರುತ್ತೆ ಅಲ್ವಾ? ಅದೇ ರೀತಿಯ ತಯಾರಿ ನಮ್ಮ ಭಾರತದ ಹಬ್ಬಕ್ಕೂ ಕೂಡ ನಡೆದಿದೆ. ಸೊ ಈ ರೀತಿಯಲ್ಲಿ ಒಂದು ಸಂಭ್ರಮಾಚರಣೆ ಹಬ್ಬದ ವಿಶೇಷತೆ ನಡೀತಾ ಇದೆ. ಮತ್ತೊಂದು ಅರ್ಪಿತಾ ಅವರು ಕರೆ ಮಾಡಿದ್ದಾರೆ. ಅರ್ಪಿತಾ
4: ಮಹಾಲಕ್ಷ್ಮಿ.
0: ಎಸ್ ಅರ್ಪಿತಾ, ತುಂಬಾ ಖುಷಿಯ ಅಲ್ಲಿ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಿ.
4: ಹೌದು ಹೌದು, ತುಂಬಾ ವಿಶೇಷವಾಗಿ ನಡೀತಾ ಇದೆ ಇಲ್ಲಿ. ಮಾನ್ಯ ಮಧುಕರಪ್ಪನವರು ಎಲ್ಲಾ ತುಕಡಿಗಳನ್ನ ಪರಿಶೀಲಿಸಿ ಅವರಿಗೆ ಶುಭವನ್ನ ಕೋರ್ತಾ ಇದ್ದಾರೆ.
0: ಓಕೆ,
4: ಸೊ ಹಾಗೆ ತುಕಡಿಗಳಲ್ಲಿರುವಂತಹ ಸದಸ್ಯರೆಲ್ಲರೂ ಕೂಡ ಮಧು ಬಂಗಾರಪ್ಪ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ವಿಶೇಷವಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಇಲ್ಲಿ.
0: ಅದೊಂದು ತುಂಬಾ ಸಂತೋಷಕರ ದಿನ ಅಲ್ವಾ ಅರ್ಪಿತಾ? ಯಾಕಪ್ಪ ಅಂದ್ರೆ ಎಲ್ಲರೂ ತರ ತರದ ಯೂನಿಫಾರ್ಮ್ ಗಳಲ್ಲಿ
4: ಸಮವಸ್ತ್ರವನ್ನ ನೋಡೋಕೆ ಒಂದು ಅಂದ ಅಂತಾನೆ ಹೇಳ್ಬೋದು, ತುಂಬಾ ಖುಷಿ ಆಗುತ್ತೆ ಮಹಾಲಕ್ಷ್ಮಿ.
0: ಹಾಗೆ ಅರ್ಪಿತಾ, ನಿಮ್ಮ ಒಂದು ಸ್ಕೂಲ್ ಡೇಸ್ ಎಲ್ಲ ನೆನಪಾಯ್ತಾ ನಿಮ್ಗೆ?
4: ನಾನು ಕೂಡ ವಿಶೇಷವಾಗಿ ಈ ಒಂದು ಶಿವಮೊಗ್ಗದಲ್ಲೇ ಹುಟ್ಟಿದ ಓದಿದಾಗಿರೋದ್ರಿಂದ ನಾವೆಲ್ಲ ಶಾಲಾ ವಿದ್ಯಾರ್ಥಿಗಳಾಗಿದ್ದಾಗ ಭಾಗವಹಿಸಿಗಾಗಿರ್ಬೋದು ಅಥವಾ ಎಲ್ಲ ನೃತ್ಯ ಮಾಡೋದಾಗಿರ್ಬೋದು ಎಲ್ಲಾನು ಕೂಡ ಭಾಗವಹಿಸ್ತಾ ಇದ್ವಿ. ಸೊ ಆ ಒಂದು ದಿನಗಳೆಲ್ಲ ನೆನಪಾಗ್ತದೆ ಮಹಾಲಕ್ಷ್ಮಿ.
0: ಸೂಪರ್. ಹಾಗೆ ನಿಮ್ಮ ವಾಯ್ಸ್ ಕೇಳಿ ನಾವು ನಿಮ್ಮೊಟ್ಟಿಗೆ ನೋಡ್ತಾ ಇದೀವಿ ಅನ್ನೋ ಒಂದು ಖುಷಿ ಆಗ್ತಾ ಇದೆ.
4: ನಿಜ ನಿಜ ನೋಡಿ, ವರುಣ ದೇವ ಕೃಪೆ ತೋರಿದ್ದಾರೆ ಮಹಾಲಕ್ಷ್ಮಿ, ಯಾಕಂದ್ರೆ ನಾವು ಶಾಲಾ ವಿದ್ಯಾರ್ಥಿಗಳೆಲ್ಲ

0: ಹಾಕಿದಾಗ ಒಂದ್ಸರಿ ಅದು ಮಳೆ ಬಂದು ನಾವೆಲ್ಲರಿಗೂ ಮಾತಾಡ್ಸ್ಕೊಂಡು ಹೋಗ್ತಾ ಇತ್ತು.
1: ನಿಜ ನಿಜ.
0: ಆದ್ರೆ ಇವತ್ತು ಈ ಬಾರಿ ವಿಶೇಷವಾಗಿ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಅದ್ರ ತೊಂದರೆ ಆಗ್ಬಾರ್ದು ಅಂತ ಹೇಳಿ ವರ್ಣದೇವ ಕೂಡ ಕೃಪೆಯಿಂದ ನೋಡಿದಾನೆ ಮಹಾಲಕ್ಷ್ಮಿ.
1: ಖಂಡಿತ ಖಂಡಿತ, ನಿಮ್ಮ ಧ್ವನಿಯಲ್ಲೇ ಗೊತ್ತಾಗ್ತಾ ಇದೆ ನಿಮ್ಗೆ ಎಷ್ಟು ಉತ್ಸಾಹ ಇದೆ ಸ್ವಾತಂತ್ರ್ಯದ ಒಂದು ಹಬ್ಬದ ಬಗ್ಗೆ ಅಂತ.
0: ಟಿಡಿಪಿ ಮಂಜುನಾಥ್ರು ಮಾತನಾಡಿದ್ರು, ಸುಮಾರು 15,000 ವಿದ್ಯಾರ್ಥಿಗಳು ಇಲ್ಲಿ ಆಗಮಿಸಿರುವಂತದ್ದು
2: ರಾಷ್ಟ್ರದ ಶಕ್ತಿ.
0: 15,000 ವಿದ್ಯಾರ್ಥಿಗಳಿಗೂ ಅಂದ್ರೆ ಪೂರ್ವಭಾವಿಯಾಗಿ ಒಂದು ಬಿಸ್ಕೆಟ್ ಹಾಲು ಎಲ್ಲವನ್ನು ಕೊಟ್ಟು ಆಹಾರವನ್ನು ನೀಡಿ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಅವರಿಗೆ ಆರೋಗ್ಯದಲ್ಲಿ ಯಾವುದೇ ಏರುಪೇರು ಆಗದೆ ಇರಲಿ ಅಂತ. ಸೊ ಈಗ ಮಧುಗಂಗಾರಾಜನ್ ಅವರು ಸಾರ್ವಜನಿಕರಿಗೆಲ್ಲವೂ ಶುಭ ಕೊಡ್ತಾ ಇದ್ದಾರೆ. ತುಕಡಿಯ ವೀಕ್ಷಣೆ ಮುಗಿಸಿ ಸಾರ್ವಜನಿಕರಿಗೆ ಶುಭವನ್ನ ಕೊಡ್ತಾ ಇದ್ದಾರೆ ಮಹಾಲಕ್ಷ್ಮಿ.
1: ಓಕೆ ಅರ್ಪಿತಾ, ನಿಮ್ಮೆಲ್ಲ ವಿಶೇಷ ಮಾಹಿತಿಗಾಗಿ ತುಂಬಾ ಧನ್ಯವಾದಗಳು.
0: ಓಕೆ ಓಕೆ,
1: ಥ್ಯಾಂಕ್ ಯು ಸೋ ಮಚ್ ಮಾ. ಓಕೆ ಎಸ್ ಸ್ನೇಹಿತರೆ, ಎಸ್ ಸ್ನೇಹಿತರೆ, ಓಕೆ ಎಸ್ ನಮ್ಮ ಆರ್ಜ ಶ್ರೀಧರ್ ಅವರು ವಿಷಯಗಳನ್ನು ಕೊಡಲಿಕ್ಕೆ ಕೊರೆ ಮಾಡಿದ್ರು, ಕರೆ ಕಟ್ಟಾಯಿತು. ಓಕೆ, ಪುಟ್ಟದೊಂದು ವಿರಾಮ ತಗೊಂಡು ನಾನು ಮತ್ತೆ ವಾಪಸ್ ಬರ್ತೀನಿ, ಮತ್ತಷ್ಟು ಸ್ವಾತಂತ್ರ್ಯ ಹಬ್ಬದ ಬಗ್ಗೆ ನಿಮ್ಮೊಟ್ಟಿಗೆ ಮಾತಾಡ್ತೀನಿ ಸ್ನೇಹಿತರೆ.
3: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
4: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
5: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
3: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
5: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದ್ರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
6: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
7: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ. ನನ್ನ ಊರು ನಮ್ಮ ಪರಂಪರೆ. ಹೌದು, ನನ್ನ ಊರೇ ನನ್ನ ಪರಿಚಯ. ಹಾಗಾದ್ರೆ ತಡ ಯಾಕೆ? ನಿಮ್ಮ ಊರಿನ ಪರಂಪರೆ, ಜನಪದ, ಸಾಂಸ್ಕೃತಿಕ ಆಚರಣೆಗಳನ್ನು ಕುರಿತಂತೆ ನಿಮ್ಮ ಮಾತುಗಳ, ಹಾಡಿನ ಕಥೆಯ ಹಾಗೂ ಫೋಟೋ ಅಥವಾ ವಿಡಿಯೋ ಮೂಲಕ mgmd.gov.in ಪೋರ್ಟಲ್ನಲ್ಲಿ ದಾಖಲಿಸಿ ಅಥವಾ ನಿಮ್ಮ ಗ್ರಾಮ ಪಂಚಾಯಿತಿಯನ್ನ ಇಂದೇ ಸಂಪರ್ಕಿಸಿ. ನಮ್ಮ ಪರಂಪರೆಯನ್ನ ಮುಂದಿನ ಪೀಳಿಗೆಗಾಗಿ ಸಂರಕ್ಷಿಸೋಣ.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
1: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
2: ಬ್ರೋ, ನಿನ್ನೆ ರಾತ್ರಿ 10:00 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ನಮ್ಮ ದೇಶ ಹೋರಾಟದ ಕತೆಗಳ, ಸಂಸ್ಕೃತಿಯ ಬಣ್ಣಗಳ ಮತ್ತು ಸಿಹಿಯಾದ ಸಂಬಂಧಗಳ ದೇಶ. ಈ ಸುಂದರ ಭಾರತಕ್ಕೆ ನಮ್ಮ ಹೃದಯಪೂರ್ವಕ ನಮನ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
5: ಮತ್ತೊಮ್ಮೆ ಸ್ವಾತಂತ್ರ್ಯ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸ್ವಾತಂತ್ರ್ಯ ದಿನದ ಸವಿ ನೆನಪಿಗಾಗಿ ಸತತ 9 ಗಂಟೆಗಳ ಕಾಲ ಲೈವ್ ಕಾರ್ಯಕ್ರಮಗಳು ನಿಮಗೋಸ್ಕರ, ಬ್ಯಾಕ್ ಟು ಬ್ಯಾಕ್ ವಿಶೇಷ ಅತಿಥಿಗಳಿಂದ, ಹಾಗೆ ನಮ್ಮೆಲ್ಲ ಪ್ರೀತಿಯ RJಗಳು ಕೂಡ ನಡೆಸ್ಕೊಡ್ತಾ ಇದ್ದಾರೆ. ಸೊ ಸ್ವಾತಂತ್ರ್ಯ ಅನ್ನುವಂಥದ್ದು ಖಂಡಿತವಾಗ್ಲೂ ಒಂದು ಸುಮ್ಮನೆ ಇದು ಹಾಗೆ ಹೀಗೆ ಅಂತ ಬಂದಿಲ್ಲ. ಇದರಿಂದ ಸಾಕಷ್ಟು ನೋವು ಇದೆ, ವ್ಯಥೆ ಇದೆ, ಕಷ್ಟ ಇದೆ, ಖುಷಿ ಇದೆ, ಭಕ್ತಿ ಇದೆ, ಶಕ್ತಿ ಇದೆ, ಯುಕ್ತಿ ಇದೆ ಅಲ್ವಾ? ಹಾಗೆ ನಮ್ಮ ಅರ್ಪಿತಾ ಅವರು ಮಾತಾಡ್ಲಿಕ್ಕೆ ರೆಡಿ ಆಗಿದ್ದಾರೆ, ಕೇಳೋಣ. ನಮಸ್ತೆ
6: ಮಹಾಲಕ್ಷ್ಮಿ.
5: ಅರ್ಪಿತಾ, ಎಸ್ ಹೇಳಿ.
6: ಓಕೆ, ಪದಸಂಚಲನ ಪ್ರಾರಂಭವಾಗಿದೆ ಮಹಾಲಕ್ಷ್ಮಿ. ಪೊಲೀಸ್ ಪಡೆ ಇರ್ಬೋದು, ಹಾಗೆ ವಿದ್ಯಾರ್ಥಿಗಳು ಎಲ್ಲ ವಿಶೇಷವಾಗಿ ಪದಸಂಚಲನದಲ್ಲಿ
5: ಪಾಲ್ಗೊಂಡಿದ್ದಾರೆ.
6: ಮಹಾಲಕ್ಷ್ಮಿ, ಹಾಗೆ ಈ ಬಾರಿ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ನಮ್ಮ ನಗರವನ್ನ ಸ್ವಚ್ಛ ಮಾಡುವಂತ ಹೆಮ್ಮೆಯ ಪೌರ ಕಾರ್ಮಿಕರು ಕೂಡ
5: ಭಾಗವಹಿಸಿದ್ದಾರೆ.
6: ತುಂಬಾ ಖುಶಿ ಆಗುತ್ತೆ. ಅವರ ಪೌರ ಕಾರ್ಮಿಕರ ಸಮವಸ್ತ್ರವನ್ನು ಧರಿಸಿ, ಕೈಗೆ ಗ್ಲೌಸ್, ತಲೆಗೆ ಟೋಪಿಯನ್ನ ಹಾಕೊಂಡು ವಿಶೇಷವಾಗಿ ಅವರು ಪದಸಂಚಲನದಲ್ಲಿ
5: ಪಾಲ್ಗೊಂಡಿದ್ದಾರೆ. ಪೊಲೀಸ್ ಪೆರೇಡ್ ಮತ್ತೆ ವಿದ್ಯಾರ್ಥಿಗಳ ಪೆರೇಡ್ ನೋಡ್ತಾ ಇದ್ವಿ ಪವಿತ್ರ.
6: ಹೌದು ಮಹಾಲಕ್ಷ್ಮಿ,
5: ಈ ದಿನ ಪೌರ ಕಾರ್ಮಿಕರ ಬಗ್ಗೆ ನೀವು ನೋಡ್ತಾ ಇದ್ದೀರಿ, ಹೇಳ್ತಾ ಇದ್ದೀರಿ, ತುಂಬಾನೇ ಸ್ಪೆಷಲ್ ಅನಿಸ್ತಾ ಇದೆ.
6: ಹೌದು, ಈ ಬಾರಿ ತುಂಬಾ ಸ್ಪೆಷಲ್ ಆಗಿದೆ. ಯಾಕಪ್ಪ ಅಂದ್ರೆ ಪೌರ ಕಾರ್ಮಿಕರು ಈ ನಗರವನ್ನ ಸ್ವಚ್ಛ ಮಾಡ್ತಾರೆ, ಅವರಿಗೆ ಗೌರವ ಕೊಡ್ಬೇಕಾದ್ರೆ ಒಂದು ಸ್ಥಾನವನ್ನ ಕೊಟ್ಟಿದ್ದಾರೆ
5: ಮಹಾಲಕ್ಷ್ಮಿ.
6: ಗೌರವ ಅಂತಾನೆ ಕಲಿಸ್ತಾ ಇದಾರೆ.
5: ಖಂಡಿತವಾಗ್ಲು ಖಂಡಿತವಾಗ್ಲು ಎಸ್ ಆಕ್ಚುಲಿ ಸಹಜವಾಗಿ ಹೇಳ್ಬೇಕಂದ್ರೆ ನೀವಲ್ಲೇ ಒಂದು ರೀತಿಯ ಲಕ್ಕಿ ಅಂತ ಹೇಳ್ಬೋದು
6: ಅರ್ಪಿತಾ,
5: ನೆನಪುಗಳನ್ನ ನಡೀತಾ ಇದೆ, ಏನೆಲ್ಲ ಸಂಭ್ರಮಾಚರಣೆ ಇದೆ ಅದ್ರ ಬಗ್ಗೆ ನೋಡ್ತಾ ಇದ್ದೀರಿ. ಹಾಗೆ ನಿಮ್ಮಿಂದ ಕೂಡ ಖಂಡಿತ, ಐ ಆಮ್ ವೇಟಿಂಗ್. ಓಕೆ ಎಸ್, ನಮ್ಮ ಅರ್ಪಿತಾ ಅವರು ವಿಶೇಷವಾಗಿರುವಂತಹ ಸುದ್ದಿಯನ್ನ ತಿಳಿಸಿದ್ರು. ಏನಪ್ಪ ಅಂದ್ರೆ ಪೌರ ಕಾರ್ಮಿಕರು ಖಂಡಿತವಾಗ್ಲೂ ಅವ್ರಿಗೆ ಎಷ್ಟು ಸಲ್ಯೂಟ್ ಹೇಳಿದ್ರು, ಸಲ್ಯೂಟ್ ಮಾಡಿದ್ರು ಕಡಿಮೆನೆ ಅನ್ಸತ್ತೆ. ಅಂದಾಗೆ ಸ್ನೇಹಿತರೆ, ನಮ್ಮ ಅಕ್ಕಪಕ್ಕದಲ್ಲಿರುವಂತಹ ಒಂದು ಚರಂಡಿ ಕಸ ಇರ್ಬೋದು, ಹಾಗೆ ಅದು ಇದು ಕಸ ಇರ್ಬೋದು, ನಾವು ಮುಟ್ಲಿಕ್ಕೆ ಹಿಂದೆ ಮುಂದೆ ಮಾಡ್ತೀವಿ, ಸಮಟೈಮ್ಸ್ ಹಿಂಜರಿಕೆ ಮಾಡ್ಕೊಳ್ತೀವಿ, ಶೀ ಚೀ ಅಂತೀವಿ. ಆದ್ರೆ ಪೌರ ಕಾರ್ಮಿಕರು ಆ ಕಸವನ್ನು ಅವ್ರ ಕೈಯಿಂದ ತೆಗಿತಾರೆ, ಹಾಗೆ ಆ ಚರಂಡಿಗಳಿಗೆ ಇಳಿದು ಅಲ್ಲಿರುವಂತಹ ಆ ಎಲ್ಲ ಒಂದು ಕಸಗಳನ್ನು ತೆಗಿತಾರೆ, ಸೊ ಎಲ್ಲ ಸ್ವಚ್ಛತೆ ಮಾಡ್ತಾರೆ. ಅಂದಾಗೆ ನಮ್ಮ ಆಸೆ ಕೂಡ ಇದೇ ಇತ್ತು, ಪೌರ ಕಾರ್ಮಿಕರಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕು ಅಂತ. ಆ ಪ್ರಾಶಸ್ತ್ಯವನ್ನು ಈ ದಿನ ಆಗಸ್ಟ್ 15ರಂದು ಕೊಟ್ಟಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಅಂತ ಹೇಳ್ತಾ ನಮ್ಮ ಶ್ರೀಧರ್ ಅವರು ನಮ್ಮೊಟ್ಟಿಗಿದ್ದಾರೆ ಮಾತಾಡುವ. ನಮಸ್ಕಾರ ಶ್ರೀಧರ್, ಮತ್ತೊಮ್ಮೆ
7: ಮಹಾಲಕ್ಷ್ಮಿ. ಸೊ ನಡೀತಾ ಇದೆ, ಸೊ ಶಾಲಾ ಮಕ್ಕಳು ಆಗಿರ್ಬೋದು, ಹಾಗೆ ನಮ್ಮ ಪೊಲೀಸ್ ಇಲಾಖೆ ಮತ್ತೆ ವಿವಿಧ ರೀತಿಯ ಶಾಲೆಗಳಿಂದ ಮಕ್ಕಳು ಬಂದಿರುವುದನ್ನ ಪೇರೆಂಟ್ಸ್ ಕೂಡ ಚೆನ್ನಾಗಿ ಭಾಗವಹಿಸ್ತಾ
5: ಇದ್ದಾರೆ.
7: ಸೊ ಹಾಗೆ ಈಗ ಕೊನೆಯದಾಗಿ ಬ್ಯಾಂಕ್ನ ಮೂಲಕ ಈ ಒಂದು ನಮನ ಜನರಲ್ ಚಪ್ಪಾಳೆ ಮೂಲಕ
5: ಖಂಡಿತವಾಗ್ಲು ಮಕ್ಕಳು ಮುಂದಿನ ಭರವಸೆ ಅಲ್ವಾ
7: ಶ್ರೀಧರ್? ಈ ಒಂದು ಸ್ವಾತಂತ್ರ್ಯ ದಿನ ಇದು ವಿಶೇಷತೆಯಾಗಿ ಯಾಕಂದ್ರೆ ಮಕ್ಕಳಿಗೆ ಹೆಚ್ಚಿನ ಆಸಕ್ತಿ ಬಂದಿದ್ದರಿಂದ ಸುಮಾರು ಸಂಖ್ಯೆಯಲ್ಲಿ ಹೆಚ್ಚ ಮಕ್ಕಳು ಕಾಣಿಸುತ್ತಿದ್ದಾರೆ ಅಂದ್ರೆ
5: ಖಂಡಿತ.
7: ಮತ್ತೆ ಅವರೆಲ್ಲರೂ ಕೂಡ ಅವರ ಶಾಲಾ ಯೂನಿಫಾರ್ಮ್ ಗಳ ತೊಟ್ಟು ಬಂದಿರುವಂತದನ್ನ ನಾವಿಲ್ಲಿ ಗಮನಿಸಬಹುದು.
5: ನಿಜ ನಿಜ ನಿಜ ನಿಜ.
7: ಇಡೀ ಸ್ಟೇಡಿಯಂ ಏನಿದೆ, ಸ್ಟೇಡಿಯಂ ಮಕ್ಕಳಿಂದಾನೇ ಕೂಡಿದೆ ಅಂತಾನೆ ಹೇಳ್ಬೋದು. ಹೆಚ್ಚಿನ ಸಂಖ್ಯೆಯಲ್ಲಿ
5: ಕಲರ್ಫುಲ್ ಆಗಿದೆ, ಬಿಂದಾಸ್ ಆಗಿದೆ.
7: ಹೌದೌದು,
8: ನಿಜವಾಗ್ಲು
5: ಥ್ಯಾಂಕ್ ಯು ಸೋ ಮಚ್. ಎಸ್, ನಮ್ಮ ಆರ್ ಜೆ ಶ್ರೀಧರ್ ಅವರು, ಆರ್ ಜೆ ಅರ್ಪಿತ್ ಅವರು ಸಾಕಷ್ಟು ವಿಷಯಗಳನ್ನ ತಿಳಿಸ್ತಾ ಇದ್ದಾರೆ. ನಮಗೂ ಕೂಡ ಅಲ್ಲೇ ನಿಂತು ನಾವು ನೋಡುವಂತಹ ಒಂದು ಕಣ್ಣಿಗೆ ಹಬ್ಬ ತರ ಅಂದ್ರೆ ಆ ರೀತಿಯಲ್ಲಿ ಇಮ್ಯಾಜಿನೇಷನ್ ಆಗ್ತಾ ಇದೆ. ಅವ್ರಿಗೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ ಅನ್ಕೊಳ್ತೀನಿ. ಹಾಗೆ ಒಂದು ಕರೆ ಇದೆ, ಸ್ವೀಕಾರ ಮಾಡ್ಬಿಡುವ. ನಮಸ್ತೆ ನಮಸ್ತೆ. ಹಲೋ ನಮಸ್ತೆ
9: ಮೀನಾ ಮೇಡಮ್, 80ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು.
5: ಎಸ್ ಮೇಡಮ್, ಎಸ್ ಮೇಡಮ್, ಎಸ್ ಮೇಡಮ್, ನಿಮಗೂ ಕೂಡ ನಿಮಗೂ ಕೂಡ. ಏನೆಲ್ಲ ನೆನಪಾಗತ್ತೆ ಸ್ವಾತಂತ್ರ್ಯ ಅಂದ ತಕ್ಷಣ? ಆಕ್ಚುಲಿ ನಿಮ್ಮ ಮನೆಯಲ್ಲಿ ನಿಮಗೆ ಸ್ವಾತಂತ್ರ್ಯ ಸಿಕ್ಕಿದ್ಯಾ ಮೀನಾ ಮೇಡಮ್?
9: ಓ, ಪೂರ್ಣ ಸ್ವಾತಂತ್ರ್ಯ.
5: ವಾವ್.
9: ಗೈಡ್ಸ್ ಅಲ್ಲಿದ್ದೆ, ಅವಾಗ ಪರೇಡ್ ಕರ್ಕೊಂಡೋಗಿದ್ರು. ಅದೇ ಆ ನೆನಪಂತೂ ತುಂಬಾ ಹಸಿರಾಗಿದೆ. ಇನ್ನೋವರೆಗೂ ತುಂಬಾ ಖುಷಿಯಾಗಿತ್ತು ಪರೇಡ್ ಅಲ್ಲಿ ಭಾಗವಹಿಸಿದ್ದು. ಸ್ಕೂಲ್ ಅಲ್ಲಿ ಗಾಂಧೀಜಿ ಫೋಟೋ ಇಟ್ಟು ಧ್ವಜಾರೋಹಣ ಮಾಡ್ತಿದ್ರು. ಅವಾಗ ನಮ್ ತೋಟದಿಂದ ಗುಲಾಬಿ ಹೂಗಳನ್ನ ತಗೊಂಡೋಗ್ತಾ ಇದ್ವಿ. ಆ ಹೂಗಳನ್ನು ಫೋಟೋಗೆ ಏರಿಸಿದಾಗ ನಮ್ ಖುಷಿಯಾಗಿರೋದು. ಆಮೇಲೆ ಚಾಕ್ಲೇಟ್, ಕೇಕು ಎಲ್ಲ ಕೊಡ್ತಾ ಇದ್ರು ಕಾನ್ವೆಂಟ್ ಅದು.
5: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ಮೇಡಮ್, ಎಸ್ ಮೇಡಮ್. ಓಕೆ, ಎಸ್. ಬೆಂಗಳೂರಿಂದ ಮೀನಾ ಮೇಡಮ್ ಅವರು ಕರೆ ಮಾಡಿದ್ರು, ಕರೆ ಮಾಡಿ ತುಂಬ ಚೆನ್ನಾಗಿ ಮಾತಾಡಿದ್ರು. ಎಸ್, ಹಾಗೆ ಸ್ನೇಹಿತರೆ, ಎಸ್, ಅಲ್ಲಿ ಪೌರ ಕಾರ್ಮಿಕರ ಒಂದು ಪೆರೇಡ್ ನಡೀತಾ ಇದೆ. ಹಾಗೆ ನಮ್ಮ ಆರ್ ಜೆ ಶ್ರೀಧರ್ ಅವರು, ಆರ್ ಜೆ ಅರ್ಪಿತ್ ಅವರು ಸಾಕಷ್ಟು ಅಪ್ಡೇಟ್ಸ್ಗಳನ್ನು ಕೂಡ ಕೊಟ್ಟರು. ಹಾಗೆ ಫ್ಲಾಗ್ ಸ್ಟಾಕ್ ಕೂಡ ಆಗಿದೆ. ಜೊತೆಗೆ ಸಾಕಷ್ಟು ಗಣ್ಯರು ಕೂಡ ಅಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಎಸ್ ಎನ್ ಚನ್ನಬಸಪ್ಪ ಅವರು ಇರ್ಬೋದು, ಹಾಗೆ ನಿಖಿಲ್ ಸರ್ ಇರ್ಬೋದು, ಮಾಯಣ್ಣಗೌಡರು ಇರ್ಬೋದು, ಹಾಗೆ ಹೇಮಂತ್ ಸರ್ ಅವರು ಇರ್ಬೋದು. ಜೊತೆಗೆ ಅಲ್ಲಿ ಕೇಸರಿ ಬಿಳಿ ಹಸಿರು ಬಣ್ಣಗಳು ರಾರಾಜಿಸ್ತಾ ಇದೆ. ಕೇಸರಿ ಬಿಳಿ ಶಾಂತಿಯ ಸಂಕೇತ, ಹಸಿರು ಸಮೃದ್ಧಿಯ ಸಂಕೇತ, ಕೇಸರಿ ತ್ಯಾಗದ ಸಂಕೇತ. ಖಂಡಿತವಾಗ್ಲೂ ಈ ತ್ಯಾಗ ಬಲಿದಾನಗಳ ಹಿಂದೆ ಸಾಕಷ್ಟು ಕತೆ ಇದೆ, ವ್ಯಥೆ ಇದೆ, ಶಕ್ತಿ ಇದೆ, ಯುಕ್ತಿ ಇದೆ, ಭಕ್ತಿ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾನು ತಿಳಿಸ್ದೆ. ಸೊ ಇಲ್ಲಿ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದಕ್ಕೆ ಈ ಸ್ವಾತಂತ್ರ್ಯ ದಿನನೇ ಕಾರಣವಾಗತ್ತೆ ಅಲ್ವಾ? ಅಂದಾಗೆ ಸ್ನೇಹಿತರೆ, ಇದು ಒಬ್ರು ಇಬ್ರು ನಮಗೆ ಸ್ವಾತಂತ್ರ್ಯ ಕೊಟ್ಟಿರುವಂಥದ್ದಲ್ಲ. ಮಹಾತ್ಮ ಗಾಂಧೀಜಿ, ಚಂದ್ರಶೇಖರ್ ಆಜಾದ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಲಾಲಾ ಲಜಪತ್ ರಾಯ್, ಎಂ ಜಿ ರಾನಡೆ, ಸುರೇಂದ್ರನಾಥ್ ಬ್ಯಾನರ್ಜಿ, ದಾದಾಬಾಯಿ ನವರೋಜಿ, ಗೋಪಾಲಕೃಷ್ಣ ಗೋಖಲೆ, ಅರವಿಂದ ಘೋಷ್, ಬಿಪಿನ್ ಚಂದ್ರಪಾಲ್, ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ್ ತಿಲಕ್, ಭಗತ್ ಸಿಂಗ್, ಸಾರ್ವರ್ಕರ್, ಚಂದ್ರಶೇಖರ್ ಆಜಾದ್. ಈ ರೀತಿಯಲ್ಲಿ ಪಟ್ಟಿ ಸಾಕ್ತಾ ಹೋಗುತ್ತೆ. ಪಟ್ಟಿನ ನಾನು ಮುಂದುವರಿಸ್ತೀನಿ. ಆರ್ ಜಿ ಶ್ರೀಧರ್ ಅವರು ಮಾತಾಡೋಣ, ಲೈನಲ್ಲಿದ್ದಾರೆ. ಶ್ರೀಧರ್,
10: ಈಗ ಸನ್ಮಾನ್ಯ ಸಚಿವರು ಎಸ್ ಮುರುಗಂಗಾರಪ್ಪ ಅವರು ಮಾತಾಡೋಣ ಕೇಳೋಣ.
5: ಖಂಡಿತ ಖಂಡಿತ ಖಂಡಿತ.
11: ಸ್ವಾತಂತ್ರ್ಯ ಹೋರಾಟಗಾರರೇ, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳೇ, ಅಧಿಕಾರಿಗಳೇ, ವಿದ್ಯಾರ್ಥಿ ಮಿತ್ರರಿಗೆ, ಮಾಧ್ಯಮದ ಸ್ನೇಹಿತರೆ ಹಾಗೂ ನನ್ನ ಪ್ರೀತಿಯ ಶಿವಮೊಗ್ಗ ಜಿಲ್ಲೆಯ ಆದರಣೀಯ ಬಂಧುಗಳೇ, ನಿಮಗೆಲ್ಲರಿಗೂ ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇಂದು ಇಡೀ ದೇಶವೇ ಹೆಮ್ಮೆಯಿಂದ, ದೇಶಭಕ್ತಿಯಿಂದ, ಭಾವನೆಯೊಂದಿಗೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದೆ. ಅಸಂಖ್ಯಾತ ದೇಶಭಕ್ತರ ತ್ಯಾಗ, ಹೋರಾಟ ಹಾಗೂ ಬಲಿದಾನದ ಫಲದಿಂದ ಭಾರತವು ಶತಮಾನಗಳ ಶೋಷಣೆಯಿಂದ ಮುಕ್ತಿ ಪಡೆದಿದೆ. ಮಹಾತ್ಮ ಗಾಂಧೀಜಿ, ಬಾಲ ಗಂಗಾಧರ್ ತಿಲಕ್, ಬಿಪಿನ್ ಚಂದ್ರಪಾಲ್, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯಿ ಪಟೇಲ್ ಸೇರಿದಂತೆ ಅನೇಕ ಮಹನೀಯರು ಹೋರಾಟದ ಫಲವಾಗಿ ನಮಗೆ ಸ್ವಾತಂತ್ರ್ಯ ದೊರೆತಿದೆ. ಸಲ್ಲಿಸೋಣ. ನಾವು ನಿಂತಿರುವ ಶಿವಮೊಗ್ಗ ನೆಲ ಸಾಮಾನ್ಯವಲ್ಲ, ಇದು ಹೋರಾಟದ ನೆಲ, ಸ್ವಾಭಿಮಾನದ ನೆಲ. ಸ್ವತಂತ್ರ ಹೋರಾಟದಲ್ಲಿ ನಮ್ಮ ಜಿಲ್ಲೆ ಅನೇಕ ಭಾಗವಹಿಸಿದ್ದಾರೆ. ವಿಶೇಷವಾಗಿ ಶಾಂತವೇಣಿ ಗೋಪಾಲನೊಬ್ಬರು, ಕಡಿದಾಳ ಮಂಗಳಪುರವರು ಹಾಗೂ ಬ್ರಿಟಿಷರ ವಿರುದ್ಧ ಹೋರಾಡಿದ ಇದು ಸ್ವಾತಂತ್ರ್ಯ ಹೋರಾಟದ ನೆನಪು. ನಮ್ಮಲ್ಲಿ ಸದಾ ಹಸಿರ. ಮೈಸೂರು ಕೇವಲ ಒಂದು ಗ್ರಾಮವಲ್ಲ, ಗ್ರಾಮ ಭಾರತದ ಸ್ವತಂತ್ರ ಹೋರಾಟದ ದೊಡ್ಡ ತ್ಯಾಗದ ಸಂಕೇತವಾಗಿದೆ. ದೊಡ್ಡ ಸೇನೆ, ಶಸ್ತ್ರ ಯಾವುದೂ ಇಲ್ಲದೆ ಧೈರ್ಯ ಮತ್ತು ಸ್ವಾತಂತ್ರ್ಯ ಹೋರಾಟದಿಂದ ಬ್ರಿಟಿಷರ ವಿರುದ್ಧ ಇಂತ ಜನರ ನೆಲ. ಸ್ವತಂತ್ರದಿಂದ ಕೇವಲ ಧ್ವಜ ಸಾಧಿಸುವುದಲ್ಲ, ಪ್ರತಿಯೊಬ್ಬ ಮನುಷ್ಯ ಗೌರವದಿಂದ ಬದುಕುವ ಪರಿಸ್ಥಿತಿ ನಿರ್ವಹಿಸುವುದು ನಿಜವಾದ ಸ್ವತಂತ್ರ. ಬಡತನದಿಂದ ಯಾವ ಮಗುವು, ಯಾವ ಹಸುವಿನಿಂದ ಮಹಿಳೆಯರು ಗೌರವದಿಂದ ಬದುಕಬೇಕು. ರೈತನ ಶ್ರಮಕ್ಕೆ ಗೌರವ, ಕಾರ್ಮಿಕನ ದುಡಿಮೆಗೆ ನ್ಯಾಯ ಸಿಗಬೇಕು. ಜಾತಿ, ಧರ್ಮ, ಭಾಷೆ, ಹೆಸರಿನಲ್ಲಿ ಭೇದ ಭಾವ ಮಾಡಬಾರದು. ಇದೇ ಸಂವಿಧಾನದ ಆಶಯ. ನಮ್ಮ ಸಂವಿಧಾನ ಕೇವಲ ಪುಸ್ತಕವಲ್ಲ, ಅದು ಬಡವನಿಗೆ, ರೈತನಿಗೆ, ಕಾರ್ಮಿಕರಿಗೆ, ಮಹಿಳೆಯರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ಪ್ರತಿಯೊಬ್ಬ ಭಾರತೀಯರಿಗೂ ಬದುಕಿನ ಭರವಸೆ. 1947 ನಮಗೆ ಸ್ವತಂತ್ರ್ಯ ಸಿಕ್ಕಿತ್ತು. ಹಿರಿಯರು ಯಾವ ಭಾರತಕ್ಕಾಗಿ ಹೋರಾಡಿದರೋ ಆ ಭಾರತವನ್ನು ನಿರ್ಮಿಸುವ ಸಂಕಲ್ಪ ಮಾಡುವುದು ನಮ್ಮ ಕರ್ತವ್ಯ. ನಮ್ಮ ಮುಂದೆ ಹೊಸ ಸವಾಲುಗಳಿವೆ. ಬಡತನ, ಹಸಿವು, ನಿರುದ್ಯೋಗ, ಅನ್ಯಾಯದ ವಿರುದ್ಧ ನಮ್ಮ ಹೊಸ ಸ್ವತಂತ್ರ ಹೋರಾಟ ಇರಬೇಕು. ಜಾತಿ, ಧರ್ಮ, ಹೆಸರಿನಲ್ಲಿ ಜನರನ್ನು ಬೇರ್ಪಡಿಸುವ ಮನಸ್ಥಿತಿ ವಿರುದ್ಧ ನಮ್ಮ ಹೋರಾಟ ಇರಬೇಕು. ಪ್ರೀತಿಯ ಯುವ ಗೆಳೆಯರು, ನಿಮ್ಮ ಒಂದು ಧ್ವನಿ ಹೊಸ ಚಳುವಳಿಯ ಚಳುವಳಿಗೆ ಶಕ್ತಿ ನೀಡುತ್ತದೆ. ಇಂದು ಯುವಕರು ಉದ್ಯೋಗ, ಶಿಕ್ಷಣ, ಅನ್ಯಾಯ ಮತ್ತು ತಮ್ಮ ಭವಿಷ್ಯದ ಬಗ್ಗೆ ಪ್ರಶ್ನೆ ಎತ್ತುತ್ತಿದ್ದಾರೆ. ಈ ಪ್ರಶ್ನಿಸುವ ಮನೋಭಾವನೆಯನ್ನು ನಾನು ಸ್ವಾಗತಿಸುತ್ತೇನೆ. ಯುವಕರು ಸರ್ಕಾರವನ್ನು ಪ್ರಶ್ನಿಸಬೇಕು, ಸಮಾಜವನ್ನು ಪ್ರಶ್ನಿಸಬೇಕು, ನಮ್ಮನ್ನು ಪ್ರಶ್ನಿಸಬೇಕು. ನಮ್ಮ ಸರ್ಕಾರ ಯುವಕರಿಗಾಗಿ ರಾಜ್ಯಾದ್ಯಂತ 10,000 ಭಾರತ್ ಜೋಡೋ ಯುವಕರ ಸಂಘಗಳನ್ನು ಸ್ಥಾಪಿಸಲು ಮಾರ್ಗಸೂಚಿ ಹೊರಡಿಸಿದೆ. ಪ್ರತಿ ಸಂಘವನ್ನು ಸರ್ಕಾರ ವಾರ್ಷಿಕ 10,00,000 ಅನುದಾನವನ್ನು 300 ನೀಡಲಿದೆ. ಯುವಕರು ಸಮಾಜ ನಿರ್ಮಾಣದ ಭಾಗವಾಗಬೇಕು ಎಂಬುದು ಇದರ ಉದ್ದೇಶ. ಸ್ನೇಹಿತರೆ, ಕಳೆದ 3 ವರ್ಷಗಳಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಹಲವು ಅಭಿವೃದ್ಧಿ ಕಾರ್ಯ ನಡೆದಿದೆ. ಮುಂದಿನ ಅವಧಿಯಲ್ಲಿ ನೂತನ ಮುಖ್ಯಮಂತ್ರಿಗಳು ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅಭಿವೃದ್ಧಿಗೆ ಮತ್ತಷ್ಟು ಒತ್ತನ್ನು ನೀಡಲಿದ್ದಾರೆ. ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳು ಜನರ ಬದುಕಿಗೆ ನೆರವಾಗುತ್ತಿದೆ. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಶಿವಮೊಗ್ಗ ಜಿಲ್ಲೆಯ 378,00,000 ಅಧಿಕ ಫಲಾನುಭವಿಗಳಿಗೆ 2,363 ಕೋಟಿ ರೂಪಾಯಿಗಳು ನೇರವಾಗಿ ಜಮಾ ನೀಡಲಾಗಿದೆ. ಅನ್ನಭಾಗ್ಯ ಯೋಜನೆಯಡಿಯಲ್ಲಿ 376,00,000 ಪಡಿತರ ಕಾರ್ಡುದಾರರಿಗೆ 245,290 ಕ್ವಿಂಟಲ್ ಅಕ್ಕಿ ಹಂಚಿಕೆ ಮಾಡಲಾಗಿದೆ. ಶಕ್ತಿ ಯೋಜನೆಯಡಿಯಲ್ಲಿ 8.25 ಕೋಟಿ ಮಹಿಳೆಯರು ಪ್ರಯಾಣಿಸಿ ಲಾಭ ಪಡೆದಿದ್ದಾರೆ. ಗೃಹಜ್ಯೋತಿ ಯೋಜನೆಯಡಿಯಲ್ಲಿ 4.77 ಲಕ್ಷ ಕುಟುಂಬಗಳು ಸೌಲಭ್ಯ ಪಡೆಯುತ್ತಿದ್ದು ವಿದ್ಯುತ್ ಸಬ್ಸಿಡಿಗಾಗಿ ಸರ್ಕಾರ 752 ಕೋಟಿ ರೂಪಾಯಿ ವೆಚ್ಚ ಮಾಡಿದೆ. ಯುವನಿಧಿ ಯೋಜನೆಯಡಿಯಲ್ಲಿ 12,955 ವಿದ್ಯಾರ್ಥಿಗಳಿಗೆ 36 ಕೋಟಿ ರೂಪಾಯಿಗಳನ್ನು ಖಾತೆಗೆ ಜಮಾ ಮಾಡಲಾಗಿದೆ. ಮುಖ್ಯಮಂತ್ರಿಗಳು ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಯು ಸರ್ಕಾರ ಜಾರಿಗೆ ಬಂದಿದೆ. ಮುಂಗಾರು ಮಳೆಯ ಏರುಪೇರು ಮತ್ತು ಅತಿವೃಷ್ಟಿಯಿಂದ ಸಂಕಷ್ಟದಲ್ಲಿರುವ ರೈತರು

0: anche Gianni insomma delle crescite quindi quelle hanno inserito per fare meglio insomma nel fondo della mattina ci sono sempre che saltare la scelta anche per i libri grazie Domenico anche nel sauro che è più sale che non ha un mese nel trabacco di voglio anche tu non dirà tanto di lì il mio onde sale la dice che è più sale che non ha un mese nel trabacco di voglio anche tu grazie ma per la che è più spottato nel caricrama i non sono per gilea lì ai ci sono le pensioni di te gilea il che è giunta di te gilea lì il che è giunta di te a più si origo onde sono di lì simpsona lì va ಹನ್ನೊಂದು ಕೆಪಿಎ ಶಾಲೆಗಳು ನಡೆಯುತ್ತಿವೆ ಈ ಶೈಕ್ಷಣಿಕ ಸಾಲಿನಲ್ಲಿ ಹೊಸದಾಗಿ 59 ಕೆಪಿಎ ಶಾಲೆಗಳು ಜಿಲ್ಲೆಯನ್ನು ಮಾಡಲಾಗಿದೆ 22 ಸರ್ಕಾರಿ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಗಳು ನಡೆಯುತ್ತಿವೆ ಶಾಲಾ ಕೊಠಡಿಗಳ ದುರಸ್ತಿಗೆ 319 ಲಕ್ಷ ರೂಪಾಯಿ ಮತ್ತು ನೂತನ ಕೊಠಡಿಗಳಿಗೆ 1,380 ಲಕ್ಷ ಅನುದಾನ ಮಂಜೂರು ಮಾಡಲಾಗಿದೆ ರಾಜ್ಯದಲ್ಲಿ ಈ ಬಾರಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ದೇಶದಲ್ಲೇ ಸಾರ್ವತ್ರಿಕ ಫಲಿತಾಂಶ ಬಂದ ಅವಧಿಯಲ್ಲಿ ದಾಖಲಾಗಿದೆ ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡ 98.08 ಮತ್ತು ಪಿಯುಸಿಯಲ್ಲಿ 92.25 ಶೇಕಡವಾರು ಫಲಿತಾಂಶ ದಾಖಲಾಗಿದೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಶೇಕಡ 95.5 ಫಲಿತಾಂಶ ದಾಖಲಾಗಿದ್ದು ಇನ್ನೀಗ 14% ಶೇಕಡ ಏರಿಕೆ ಆಗಿದೆ ಎಂದು ಬಿಡಿಸಲು ಹೆಮ್ಮೆ ಪಡುತ್ತೇವೆ ಹಿರಿಯ ಪಿಯುಸಿಯವರಿಗೆ ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯ ಪುಸ್ತಕ ವಿತರಣೆಗೆ ಇದೇ ಮೊದಲ ಬಾರಿಗೆ ಸರ್ಕಾರ ಆದೇಶ ಮಾಡಿದೆ ರಾಜ್ಯದ ಯುವ ಜನರ ಭದ್ರ ಭವಿಷ್ಯ ನಿರ್ಮಾಣಕ್ಕೆ ಬದ್ಧವಾಗಿರುವ ಸರ್ಕಾರ ನಂಬುತ್ತದೆ ಮುಂದಿನ ದಿನಗಳಲ್ಲಿ 72 ಸರ್ಕಾರಿ ಹುದ್ದೆಗಳ ಭರ್ತಿಗೆ ಮಹತ್ವದ ಹೆಜ್ಜೆ ಇದರ ಭಾಗವಾಗಿ ಸರ್ಕಾರಿ ಶಾಲೆಗಳ ಗುಣಮಟ್ಟಕ್ಕೆ ಬಲಪಡಿಸಲು 15,000 ಶಿಕ್ಷಕರ ನೇಮಕಾತಿ ಈಗಾಗಲೇ ಅಧಿಸೂಚನೆಯನ್ನು ಬಳಸಲಾಗಿದೆ ಹಾಗೆಯೇ ಯುವಕರ ಉದ್ಯೋಗಕ್ಕಾಗಿ ಯುವ ಉದ್ಯೋಗ ಸೇತು ಯೋಜನೆ ಜಾರಿಗೆ ಬಂದಿದೆ ಖಾಸಗಿ ವಲಯದಲ್ಲಿ ಉದ್ಯೋಗ ಬಯಸುವ ಯುವಕರು ಮತ್ತು ಉದ್ಯೋಗದಾತರ ನಡುವೆ ಸಂಪರ್ಕ ಕಲ್ಪಿಸಲು ಎಐ ಆಧಾರಿತ ಆಧುನಿಕ ಉದ್ಯೋಗ ವೇದಿಕೆಯಾಗಿದೆ ನಮ್ಮ ಸರ್ಕಾರವು ಸಾರ್ವಜನಿಕರ ಕಿಂದು ಕೊರತೆಯನ್ನು ಆಲಿಸಲು ಹಾಗೂ ಆಧುನಿಕ ತಂತ್ರಜ್ಞಾನ ಮೂಲಕ ತ್ವರಿತವಾಗಿ ಸ್ಪಂದಿಸಲು ಪ್ರಜಾಸೇವೆ ಎಂಬ ಪ್ರತ್ಯೇಕ ಇಲಾಖೆಯನ್ನು ಸ್ಥಾಪಿಸಿದೆ ಪ್ರಜಾಸೇವೆ ಅಭಿಯಾನವನ್ನು ಜಾರಿಗೆ ತಂದಿದೆ ತಾಲೂಕು ಮತ್ತು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಿಜವಾದ ಸಚಿವರು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿ ಸಾರ್ವಜನಿಕರ ಸಮಸ್ಯೆಯನ್ನು ಆಲಿಸಿ ಸ್ಥಳದಂತೆ ಪರಿಹಾರ ಒದಗಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ
1: ಓಕೆ ಶ್ರೀಧರ್ ಹಲೋ
0: ವಿದ್ಯಾರ್ಥಿಗಳಿಗಾಗಿ ಕಳೆದ 3 ವರ್ಷಗಳಲ್ಲಿ ಜಿಲ್ಲೆಯ 9 ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿವೇಶನ ಮಂಜೂರಾಗಿದ್ದು 1,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರವೇಶ ದೊರೆತಿದೆ
2: ಓಕೆ ಮಹಾಲಕ್ಷ್ಮಿ ಇದು ನಮ್ಮ ಸಚಿವರ ಮಾತಾಗಿದ್ದು ಇನ್ನೊಂದು ಅಪ್ಡೇಟ್ ಎಲ್ಲ ಗುಡ್ಜಾಂತೀವಿ
1: ಖಂಡಿತ ಎಸ್ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ರು ಸ್ನೇಹಿತರೆ ಭರವಸೆ ಹಾಗೆ ಸಾಕಷ್ಟು ಸವಾಲುಗಳನ್ನು ಎದುರಿಸಿ ಅಂದರೆ ಬಡತನ ನಿರುದ್ಯೋಗ ಇವೆಲ್ಲವುಗಳಿಗೆ ಫೇಸ್ ಮಾಡ್ತಾ ಹೊಸ ಚಳುವಳಿಗೆ ಶಕ್ತಿ ಕೊಟ್ಟಿರುವಂಥದ್ದು ಅನ್ನೋದನ್ನು ತಿಳಿಸಿದರು ಹಾಗೆ ಯುವಕರಿಗೆ ವಿಶೇಷವಾಗಿ ಕರೆ ನೀಡಿದರು ಖಂಡಿತವಾಗ್ಲೂ ಯುವಕರು ಈಗ ತುಂಬಾ ಒಂದು ಅದ್ಭುತವಾದಂತಹ ಶಕ್ತಿ ಅಂದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನುವಂತಹ ಒಂದು ಕಿಚ್ಚು ಇರುತ್ತೆ ಹಾಗೆ ಕೆಚ್ಚೆದೇ ಇರುತ್ತೆ ಸೊ ಅದಕ್ಕೋಸ್ಕರ ಯುವಕರಿಗೆ ಎಲ್ಲರೂ ಕೂಡ ಒಂದು ಯಾವುದೇ ಕೆಲಸವಾದರೂ ಮಾಡುವಂತಹ ಶಕ್ತಿ ಇರುವಂತಹ ಕಾರಣ ಯುವಕರೇ ಮುಂದೆ ಬನ್ನಿ ನಿಮಗೂ ಕೂಡ ನಾವು ಅವಕಾಶಗಳನ್ನು ಕೊಡ್ತೀವಿ ಧೈರ್ಯದಿಂದ ಒಂದು ಸಾಧನೆಯನ್ನು ಮಾಡಿ ಅನ್ನುವಂತಹ ಕರೆಯನ್ನು ಕೊಟ್ಟರು ಎಸ್ ಸಾಕಷ್ಟು ಸೌಲಭ್ಯಗಳ ಬಗ್ಗೆ ಕೂಡ ತಿಳಿಸಿದರು ನಮ್ಮ ಆರ್ ಜೆಗಳು ಅಲ್ಲಿಂದ ನಮಗೆ ಒಂದು ಸಾಕಷ್ಟು ವಿಷಯಗಳನ್ನು ತಿಳಿಸಿದರು ನಾನಾಗಲೇ ಹೇಳ್ತಾ ಇದ್ದೆ ಸ್ನೇಹಿತರೆ ಒಬ್ಬರ ಇಬ್ಬರ ಒಂದು ಹೋರಾಟದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದಲ್ಲ ಸಾಕಷ್ಟು ಮಹನೀಯರ ಒಂದು ತ್ಯಾಗ ಇದೆ ಅಂತ ನಾನಾಗಲೇ ಹೇಳಿದಾಗೆ ಮಹಾತ್ಮ ಗಾಂಧೀಜಿ ಚಂದ್ರಶೇಖರ್ ಆಜಾದ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗೋಪಾಲಕೃಷ್ಣ ಗೋಖಲೆ ಅರವಿಂದ ಘೋಷ್ ಬಿಪಿನ್ ಚಂದ್ರಪಾಲ್ ಲಾಲಾ ಲಜಪತ್ ರಾಯ್ ಬಾಲಗಂಗಾಧರ್ ತಿಲಕ್ ಭಗತ್ ಸಿಂಗ್ ಸಾರ್ವರ್ಕರ್

0: ಚಂದ್ರಶೇಖರ್ ಆಜಾದ್, ಹಾಗೆ ಗಂಗಾಧರ್ ದೇಶಪಾಂಡೆ, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಹರಡೇಕರ್, ಕೆಂಗಲ್ ಹನುಮಂತಯ್ಯ, ಕಮಲಾದೇವಿ ಚಟ್ಟೋಪಾಧ್ಯಾಯ, ಹರಡೇಕರ್ ಮಂಜಪ್ಪ, ಸಿದ್ದಯ್ಯ ಪುರಾಣಿಕ್, ಸಿದ್ದಲಿಂಗಯ್ಯ, ಕೆ ಸಿ ರೆಡ್ಡಿ, ರಾಮರಾವ್, ಶಾಂತವೇರಿ ಗೋಪಾಲಗೌಡರು, ಮುದವೀಡು ಕೃಷ್ಣರಾವ್ ಅವರು, ಬೇಗಂ ಹಜರತ್ ಮಹಲ್, ಕಸ್ತೂರಬಾ ಗಾಂಧಿ, ಕಮಲಾ ನೆಹರು, ಕಿತ್ತೂರು ರಾಣಿ ಚೆನ್ನಮ್ಮ, ವಿಜಯಲಕ್ಷ್ಮಿ ಪಂಡಿತ್, ಸರೋಜಿನಿ ನಾಯ್ಡು, ಕಮಲಾದೇವಿ ಚಟ್ಟೋಪಾಧ್ಯಾಯ, ಸಾವಿತ್ರಿ ಬಾಪುಲೆ, ಲಕ್ಷ್ಮೀ ಸಹಗಲ್, ಬೆಳವಡಿ ಮಲ್ಲಮ್ಮ. ನಾನಾಗಲೇ ಹೇಳಿದಾಗೆ ಸ್ನೇಹಿತರೆ, ಒಬ್ಬರು ಇಬ್ಬರು ಹೆಸರು ಇಲ್ಲಿ ಮೆನ್ಷನ್ ಮಾಡೋಕ್ಕೆ ಆಗಲ್ಲ. ಸಾಕಷ್ಟು ಮಹನೀಯರಿದ್ದಾರೆ, ಸಾಕಷ್ಟು ಮಹಿಳೆಯರಿದ್ದಾರೆ, ವೀರ ಸಾಧಕಿಯರು ಸಾಧಕರು ಕೂಡ ತಮ್ಮ ಒಂದು ತ್ಯಾಗದ ಮೂಲಕ ನಮ್ಮ ಭಾರತಕ್ಕೆ ಕೊಟ್ಟಿರುವಂತಹ ಅಮೂಲ್ಯವಾದಂತಹ ಸಂಪತ್ತು. ಅವ್ರಿಗೂ ಕೂಡ ಕಷ್ಟ ಇತ್ತು, ಸಾಕಷ್ಟು ಸಮಸ್ಯೆಗಳಿತ್ತು. ಆ ಸಮಸ್ಯೆಗಳನ್ನೆಲ್ಲ ಬದಿಗೊತ್ತಿ ಒಂದು ಧೈರ್ಯದಿಂದ ಮುನ್ನುಗ್ಗಿ, ಆತ್ಮವಿಶ್ವಾಸದಿಂದ, ಛಲದಿಂದ, ನಮಗೆ ಬೇಕೇ ಬೇಕು ಅಂತ ಹಠದಿಂದ ಒಂದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ನಮಗೇನು ಬೇಕು ಅದನ್ನು ನಮಗೆ ಕೊಟ್ಟಿದ್ದಾರೆ. ಮತ್ತೊಂದು ಕರೆ ಇದೆ, ಮಾತಾಡೋಣ. ನಮಸ್ಕಾರ.
1: ನಮಸ್ಕಾರ ಮೇಡಮ್, ಮಹಾಲಕ್ಷ್ಮಿ ಮೇಡಮ್, ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸಮಸ್ತ ನಾಗರಿಕರಿಗೆ.
0: ನಿಮಗೂ ಕೂಡ, ನಿಮಗೂ ಕೂಡ. ಸ್ವಾತಂತ್ರ್ಯ ಅಂದ ತಕ್ಷಣ ಏನ್ ತಟ್ ಅಂತ ನಿಮಗೆ ನೆನಪಾಗತ್ತೆ?
1: ತಟ್ ಅಂತ ನೆನಪಾಗಂದ್ರೆ ನಿಮ್ಗೆ ನಮ್ ತಂದೆನೆ, ಅವರು ಕೂಡ ಫ್ರೀಡಂ ಫೈಟರ್ ಆಗಿದ್ರು. ಸೊ ಜೈಲಲ್ಲಿ ಇದ್ದಿದ್ದ ಅನುಭವಗಳನ್ನೆಲ್ಲ ತುಂಬಾ ಹೇಳ್ತಾ ಇದ್ರಲ್ಲ, ಇವಾಗ್ಲೂ ಅದನ್ನ ನೆನೆಸ್ಕೊಂತರ ವೈಬ್ರೇಷನ್ಸ್ ಬರುತ್ತೆ. ತುಂಬಾನೇ ಕಷ್ಟ ಕೊಡ್ತಾ ಇದ್ದ ಅಂದ್ರೆ ತಟ್ಟೆಗಳೇ ಇರ್ತಿಲ್ಲ, ಸುಮ್ಮನೆ ನೆಲದ ಮೇಲೆ ಊಟ ಬಡಿಸ್ತಾ ಇದ್ದಿದ್ದಂತೆ. ಅನ್ನ ಎಲ್ಲ ಬಡಿಸಿದ್ರೆ ಪಕ್ಕದಲ್ಲಿ ಒಂದು ಸಣ್ಣ ಗುಂಡಿ, ಅದ್ರಲ್ಲಿ ಸಾರು ಹಾಕಿ ಹೋಗ್ತಾ ಇದ್ರಂತೆ. ಅಷ್ಟು ಒಂಥರ ಹಿಂಸಕ ಆತರದ್ದು ಎಲ್ಲ ಇರ್ತಿತ್ತಂತೆ. ಆಮೇಲೆ ನಾವ್ ಅಪ್ಪಂಗೆ ಎಷ್ಟು ದೇಶಭಕ್ತಿ ಅಂದ್ರೆ, ಅಂದ್ರೆ ಅಂಗಡಿ, ನಮ್ದು ಬಟ್ಟೆ ಅಂಗಡಿ ಇದ್ದಿದ್ರಿಂದ ಪ್ರತಿ ವರ್ಷ ಕ್ಯಾಲೆಂಡರ್ ಗಳನ್ನ ಕೂಡ ಫ್ರೀಡಂ ಫೈಟರ್ಸ್ ಫೋಟೋಗಳು ಬಾಂಬೆಯಿಂದ ಹಂಗೇನೋ ತರಿಸ್ಬಿಟ್ಟು ಆತರ ಮಾಡ್ಬಿಟ್ಟೆ ಕೊಡ್ತಾ ಇದ್ರು. ಸೊ ಅದೆಲ್ಲ ನನಗೆ ತುಂಬಾ ನೆನಪಾಗುತ್ತೆ. ಮತ್ತೆ ಸ್ಕೂಲ್ ಡೇಸ್ ಅಲ್ಲೂ ಇನ್ನೇನು ಬಹಳ ಚೆನ್ನಾಗಿ ಎಷ್ಟು ಖುಷಿಯಿಂದ ಹೋಗಿ ಮಾಡ್ತಾ ಇದ್ವಿ. ಮಾರ್ಚ್ ಫಸ್ಟ್ ಅದೆಲ್ಲ ಬಹಳನೇ ಇಷ್ಟ ಆಗುತ್ತೆ. ಮೆರವಣಿಗೆಗಳು ಅವೆಲ್ಲ ನೆನಪು ಬರ್ತಾ ಇರುತ್ತೆ ಪ್ರತಿ ವರ್ಷನು.
0: ಸೂಪರ್, ವೆರಿ ನೈಸ್, ಥ್ಯಾಂಕ್ ಯು ಮೇಡಮ್ ನಿಮ್ಮೆಲ್ಲ ವಿಶೇಷ ಮಾಹಿತಿಗಾಗಿ. ಹಾಗೆ ನಿಮ್ಮ
1: ತರ ಪ್ರೋಗ್ರಾಮ್ ನಡೆಸ್ತಾ ಇದ್ರೆ ನಮ್ಗೂ ಅಲ್ಲೇ ಸ್ಟೇಡಿಯಂ ಅಲ್ಲಿ ಇದೀವಿ ಅಂತಾನೆ ಅನ್ನಿಸ್ತಾ ಇದೆ. ಚೆನ್ನಾಗಿ ಮಾಡ್ತಾ ಇದೀರಾ.
0: ಎಸ್ ಮೇಡಮ್,
1: ಥ್ಯಾಂಕ್ ಯು
0: ಮೇಡಮ್. ಹಾಗೆ ನಮ್ಮೆಲ್ಲರ ಕಡೆಯಿಂದ ನಿಮ್ಮ ತಂದೆ ಅವರಿಗೆ ಬಿಗ್ ಸೆಲ್ಯೂಟ್.
1: ತುಂಬಾ ಥ್ಯಾಂಕ್ಸ್,
0: ಬಿಗ್ ಸೆಲ್ಯೂಟ್.
1: ನಿಂತ್ಕೊಂಡ್ರೆ ಅದ್ರದ್ದು ಒಂಥರ ಎಷ್ಟು ಅಲ್ವಾ ದೇಶಭಕ್ತಿ ಅನ್ನೋದು.
0: ಖಂಡಿತ
1: ಆಗಿನ ಇದ್ರಲ್ಲಿ ತುಂಬಾನೇ ಇದ್ ಮಾಡ್ತಾ ಇದ್ರು, ಮನೆಯನ್ನು ತೊರೆದಿ ಹೋಗ್ತಾ ಇದ್ರಲ್ಲ, ಅದು ಗ್ರೇಟ್ ಅನ್ಸುತ್ತೆ.
0: ಓಕೆ, ತುಂಬಾ ಥ್ಯಾಂಕ್ಸ್. ನನಗೆ ಆ ಪದ ಈಗ್ಲೂ ಮನ್ಸಿಗೆ ತಟ್ತಾ ಇದೆ. ಅದು ರೈಸ್ ಸಾಂಬಾರು ನೆಲದ ಮೇಲೆ ಹಾಕಿ ಕೊಡ್ತಾ ಇದ್ರು ಅಂದ್ರೆ ಅದು ಯಾವ ರೀತಿ ನಮ್ಮ ಮೇಲೆ ದ್ವೇಷ ಇತ್ತು ಅಂತ
1: ಗೊತ್ತಾಗ. ಆಕ್ಚುಲಿ ಅವ್ರು ನಮ್ ದೊಡ್ಡಪ್ಪನ ಮಗ ಎಕ್ಸ್ಪೈರ್ ಆದ್ರೂ ಕೂಡ ದೊಡ್ಡಪ್ಪ ನೋಡ್ಲಿಕ್ಕೆ ಬಂದಿರ್ಲಿಲ್ಲ, ಬಿಟ್ಟಿರ್ಲಿಲ್ಲ. ಅದನ್ನು ಬಿಟ್ಟು ದೇಶ ಅಂದ್ರೆ ಅಷ್ಟು ಹೋರಾಟಕ್ಕೆ ಅಂತ ಹೋಗ್ತಾ ಇದ್ರು ಎಲ್ಲ ಅಂತೆ. ಅದೆಲ್ಲ ಹೇಳ್ತಾನೆ ಇರ್ತಾ ಇದ್ರು. ನನ್ಗೆ ಈಗ ಸದ್ಯಕ್ಕೆ ಇದೊಂದು ನೆನಪಾಯ್ತು, ಇನ್ನೂ ತುಂಬಾ ಹೇಳಿದಾರೆ, ಇನ್ನ ಯಾವಾಗ್ಲಾರ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ
0: ಮೇಡಮ್. ಸ್ಪೆಷಲ್ ಇನ್ಫಾರ್ಮೇಶನ್ ಗೆ. ಎಸ್, ಸ್ನೇಹಿತರ ಕೇಳಿದ್ರಲ್ವಾ ಯಾವ ರೀತಿಯೆಲ್ಲ ಕಷ್ಟಪಟ್ಟು ಯಾವ ರೀತಿಯೆಲ್ಲ ಆ ನರಕವನ್ನ ನೋಡಿದ್ದಾರೆ ನಮ್ಮ ಭಾರತೀಯರು ಅಂತ. ಇದರಿಂದ ಎಲ್ಲ ಹೊರ ಬರಬೇಕು, ಮತ್ತೆ ಮುಂದಿನ ಒಂದು ಜನಾಂಗಕ್ಕೆ ನಾವು ಸಾಕಷ್ಟು ಒಂದು ಒಳ್ಳೆಯ ದಿನಗಳನ್ನು ಕೊಡಬೇಕು ಅನ್ನುವಂಥ ಕಾರಣಕ್ಕೆ ಹೋರಾಟ ನಡೆದಿದೆ. ಅರ್ಪಿತಾ ಅವರು ಲೈನಲ್ಲಿದ್ದಾರೆ, ಮಾತಾಡೋಣ. ಅರ್ಪಿತಾ,
2: ಮಹಾಲಕ್ಷ್ಮಿ ಈಗ ಎಲ್ಲರೂ ಒಂದೇ ಮಾತ್ರ ಹೇಳ್ತಾ ಇದಾರೆ, ಕೇಳಿಸ್ಕೊಳ್ಳಿ.
0: ಖಂಡಿತ, ನಾವು ಎದ್ ನಿಂತು ಗೌರವ ಕೊಡ್ತೀವಿ ಅರ್ಪಿತಾ.
2: ಎಸ್, ಖಂಡಿತ.
0: ಥ್ಯಾಂಕ್ ಯು. ಅರ್ಪಿತ ಕೇಳಿಸ್ತಾ ಇಲ್ಲ. ಅರ್ಪಿತ, ಓಕೆ. ಎಸ್, ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಅಲ್ಲಿ ಒಂದೇ ಮಾತರಂ ಗೀತೆ ನಡೀತಾ ಇತ್ತು ಅಂತ ಹೇಳಿದ್ರು, ಬಟ್ ಕೇಳಿಸ್ಲಿಲ್ಲ. ಮತ್ತೊಮ್ಮೆ ಕರೆ ಕನೆಕ್ಟ್ ಮಾಡೋಣ. ಹಲೋ, ಹಲೋ ಅರ್ಪಿತ, ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ. ಅರ್ಪಿತ, ಹಲೋ, ಓಕೆ. ಓಕೆ, ಮತ್ತೆ ಕನೆಕ್ಟ್ ಆಯ್ತು. ಒಂದೇ ಮಾತರಂ ಗೀತೆ ಎಸ್ ಖಂಡಿತವಾಗ್ಲು ಜನಗಣಮನ ಇರ್ಬೋದು, ಒಂದೇ ಮಾತರಂ ಇರ್ಬೋದು, ಜಂಡಾ ಉಂಚ ಇರ್ಬೋದು, ನಾಡಗೀತೆ ಇರ್ಬೋದು, ಇವೆಲ್ಲವೂ ಕೂಡ ದೇಶಭಕ್ತಿಯನ್ನ ಸಾರುವಂತಹ ಅದ್ಭುತ ಗೀತೆಗಳಾಗಿವೆ ಸ್ನೇಹಿತರೆ. ಎಸ್ ಅಂದಾಗೆ ಸ್ನೇಹಿತರೆ, ನಾವಿವತ್ತು ಇಷ್ಟು ಸ್ವತಂತ್ರವಾಗಿ ಬದುಕ್ತಾ ಇದ್ವಿ ಅಲ್ವಾ, ಅದರ ಹಿಂದೆ ಎಷ್ಟೋ ಜನರ ತ್ಯಾಗ ಇದೆ ಅಂತ ನಾನು ಆಗಲೇ ಹೇಳಿದೆ. ಇವತ್ತು ನಮಗೆ ಸಿಕ್ಕ ಸ್ವಾತಂತ್ರ್ಯ ಅದು ನಮ್ಮ ಸ್ವಾತಂತ್ರ್ಯ ಅಲ್ಲ, ಯಾರೋ ಇದಕ್ಕಾಗಿ ಹೋರಾಟ ಮಾಡಿದ್ದಾರೆ. ಒಮ್ಮೆ ಇದೇ ಭಾರತದಲ್ಲಿ ಸ್ವಾತಂತ್ರ್ಯವಾಗಿ ಮಾತಾಡೋದಕ್ಕೂ ಜೊತೆಗೆ ನಮ್ಮ ಹಕ್ಕಿಗಾಗಿ ನಮಗಾಗಿ ನಿಲ್ಲೋದಕ್ಕೂ ಜನ ಹೋರಾಡಬೇಕಿತ್ತು. ದೇಶದ ಬೇರೆ ಬೇರೆ ಭಾಗಗಳಿಂದ ಬೇರೆ ಬೇರೆ ಭಾಷೆ ಸಂಸ್ಕೃತಿ ಹಿನ್ನೆಲೆಯಿಂದ ಬಂದ ಜನ ಒಂದು ವಿಷಯಕ್ಕಾಗಿ ಒಂದಾದರು, ಅದೇ ಭಾರತ ಸ್ವಾತಂತ್ರ್ಯವಾಗಬೇಕು ಅಂತ. ಯಾರೋ ಜೈಲ್ ಸೇರಿದ್ರು, ಯಾರೋ ಮನೆ ಬಿಟ್ಟರು, ಇನ್ನೆಷ್ಟೋ ಜನ ತಮ್ಮ ಪ್ರಾಣವನ್ನೇ ಕೊಟ್ಟರು. ಅವರು ನೋಡದೆ ಹೋದ ಭಾರತವನ್ನು ನಾವು ಈಗ ನೋಡ್ತಾ ಇದ್ದೀವಿ ಸ್ನೇಹಿತರೆ, ನಾವು ಬದುಕ್ತಾ ಇದ್ದೀವಿ. ಅವರ ಕಾಲದಲ್ಲಿ ದೇಶಕ್ಕಾಗಿ ಹೋರಾಡೋದು ಕರ್ತವ್ಯ ಆಗಿತ್ತು, ಆದರೆ ನಮ್ಮ ಕಾಲದಲ್ಲಿ ದೇಶವನ್ನು ಇನ್ನಷ್ಟು ನಾವು ಶಕ್ತಿಶಾಲಿಯಾಗಿಸೋದು ನಮ್ಮ ಕರ್ತವ್ಯ. ಸ್ನೇಹಿತರೆ, ನಾವು ಅವಕಾಶಗಳನ್ನು ನಿರ್ಮಿಸಬೇಕು. ನಮ್ಮವರು, ನಮ್ಮ ಹಿರಿಕರು, ಹೋರಾಟ ಮಾಡಿದವರು, ಅವರು ದೇಶವನ್ನು ಉಳಿಸಿದ್ರು, ಬೆಳೆಸಿದ್ರು. ನಾವು ದೇಶವನ್ನು ಮುಂದೆ ಕೊಂಡೊಯ್ಯಬೇಕಾಗಿದೆ. ಇವತ್ತು ಭಾರತ ವಿಜ್ಞಾನ, ತಂತ್ರಜ್ಞಾನ, ಕ್ರೀಡೆ ಎಲ್ಲದರಲ್ಲೂ ಮುನ್ನುಗ್ತಾ ಇದೆ. ಆದರೆ ಈ ದೇಶದ ನಿಜವಾದ ಶಕ್ತಿ ನಮ್ಮ ಕೈಯಲ್ಲೇ ಇದೆ ಅನ್ನೋದನ್ನು ನಾವು ಮರಿತಾ ಇದ್ದೀವ ಇಲ್ಲಲ್ವಾ? ನಮ್ಮ ದೇಶದ ಶಕ್ತಿ ರೈತನಲ್ಲಿ, ಸೈನಿಕರಲ್ಲಿ, ಶಿಕ್ಷಕರಲ್ಲಿ, ವಿದ್ಯಾರ್ಥಿಯರಲ್ಲಿ, ಕಲಾವಿದರಲ್ಲಿ, ಮತ್ತು ಜೊತೆಗೆ ಇದು ತುಂಬಾ ಸ್ಪೆಷಲ್ ಸ್ನೇಹಿತರೆ ಈ ಲೈನ್, ಪ್ರತಿದಿನ ತಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡೋ ಸಾಮಾನ್ಯ ಭಾರತೀಯನಲ್ಲಿ ನಮ್ಮ ಭಾರತದ ಭವಿಷ್ಯ ಇನ್ನೂ ಭದ್ರವಾಗೇ ಇದೆ. ಈ ಆ ಭದ್ರ ಭಾರತದ ಭವಿಷ್ಯವನ್ನು ನಾವೆಲ್ಲರೂ ಬೆಳೆಸಿ ಉಳಿಸಿ ನಿಲ್ಲಿಸಬೇಕಾಗಿದೆ. ಮುಂದಿನ ತಲೆಮಾರಿಗೆ ನಾವು ಯಾವ ಭಾರತವನ್ನು ಕೊಡ್ತೀವಿ ಅನ್ನೋದು ನಮ್ಮ ನಿಮ್ಮ ಕೈಯಲ್ಲೇ ಇದೆ. ಈ ಸುಂದರ ಸ್ವಾತಂತ್ರ್ಯ ದಿನ ಆ ಸ್ವಾತಂತ್ರ್ಯಕ್ಕೆ ಹೋರಾಡಿದವರನ್ನ ನೆನಪಿಸಿಕೊಳ್ಳುವಂತಹ ದಿನ, ನೆನಪಿಸಿಕೊಳ್ಳೋಣ ಕೂಡ. ಭಾರತಕ್ಕಾಗಿ ದುಡಿತಾ ಇರೋರನ್ನ ಗೌರವಿಸೋಣ, ಮತ್ತು ನಾಳೆಯ ಭಾರತಕ್ಕಾಗಿ ನಮ್ಮ ಪಾತ್ರವನ್ನು ನಾವು ಮಾಡೋಣ ಅಲ್ವಾ? ಎಸ್, ಎಲ್ರಿಗೂ ಕೂಡ ಮತ್ತೊಮ್ಮೆ ವಿಶೇಷವಾಗಿ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಸ್ನೇಹಿತರೆ. ಖಂಡಿತವಾಗ್ಲೂ ಸ್ವಾತಂತ್ರ್ಯ ದಿನದ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೇ ಅನಿಸುತ್ತೆ ಸ್ನೇಹಿತರೆ. ಅಂದಾಗೆ ಕೆಲವೊಂದ್ಸಲ ಮನೆಯಲ್ಲಿ ಅಪ್ಪ ಅಮ್ಮ ಅಜ್ಜಿ ತಾತಂದ್ರು ನಮ್ಮ ಹಿರಿಕರು ನಮಗೆ ರಿಸ್ಟ್ರಿಕ್ಷನ್ ಆಗ್ತಾ ಇರ್ತಾರೆ, ಅಲ್ಲೋಗ್ಬೇಡ, ಇಲ್ಲೋಗ್ಬೇಡ, ಫೋನ್ ನೋಡಬೇಡ, ಅದು ಮಾಡಬೇಡ, ಇದು ಮಾಡಬೇಡ ಅಂತ ಅಂತ ಅಂದ ಮಾತ್ರಕ್ಕೆ ಅದು ಸ್ವಾತಂತ್ರ್ಯ ಅಲ್ಲ, ಇವ್ರು ನಮಗೆ ಸ್ವಾತಂತ್ರ್ಯ ಕೊಡ್ತಾ ಇಲ್ಲ ಅಂತನ? ನೋ ನೋ, ರಾಂಗ್ ಸ್ನೇಹಿತರೆ. ಅದು ಏನಪ್ಪ ಅಂದರೆ, ಈಗ ಏನೋ ಒಂದು ನಾವು ಫಾರ್ ಎಕ್ಸಾಂಪಲ್ ಈಗ ಒಂದು ಬಟ್ಟೆಗಳನ್ನು ಒಣ ಹಾಕಿರ್ತೀವಿ, ಏನೋ ಹಾಕಿರ್ತೀವಿ, ಅದು ಸೇಫ್ಟಿ ಆಗಿರಲಿ ಅಂತ ಒಂದು ಪಿನ್ ಅಂತ ಹಾಕಿರ್ತೀವಿ ಅಲ್ವಾ, ಆ ಬಟ್ಟೆ ಎಲ್ಲೂ ಹಾಳಾಗಬಾರ್ದು, ಹೋಗಬಾರ್ದು ಅಂತ. ಆಹಾ, ಅಲ್ಲೊಂದು ಬಟ್ಟೆಗೆ ನಾವು ಅಷ್ಟೊಂದು ಸೇಫ್ಟಿ ಮಾಡಬೇಕು ಆದರೆ, ಒಂದು ಮನೆಗೆ ಅಷ್ಟೊಂದು ಸೇಫ್ಟಿ ಮಾಡಬೇಕು ಅಂದರೆ, ಇನ್ನು ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಇನ್ನೆಷ್ಟು ಸೇಫ್ಟಿ ಮಾಡೋದಿಲ್ಲ ನಮ್ಮ ಹಿರಿಕರು, ನಮ್ಮ ತಂದೆ ತಾಯಿ, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪಂದರು, ನಮ್ಮ ಅಜ್ಜಿ ತಾತಂದರು. ಅವ್ರು ಹೇಳುವಾಗ ನಮ್ಗೆ ಏನನ್ಸುತ್ತೆ, ಛೇ ಇವರೇನು ವಟ ವಟ ವಟ ವಟ ವಟ ವಟ ಯಾವಾಗಲೂ ವಟಗುಡ್ತಾನೆ ಇರ್ತಾರೆ, ನಮಗೆ ಫ್ರೀಡಮ್ ಕೊಡಲ್ಲ, ಫ್ರೀಡಮ್ ಕೊಡಲ್ಲ ಅಂತ ಹೇಳ್ತಾ ಇರ್ತೀವಿ. ವಾಟ್ ಈಸ್ ದ ಫ್ರೀಡಮ್ ಅಲ್ವಾ? ಏನಾಗಾದ್ರೆ ಫ್ರೀಡಮ್ ಅಂದರೆ? ಎಸ್, ಅಂದರೆ ಸ್ನೇಹಿತರೆ, ಆ ಒಂದು ಪ್ರಾಮಾಣಿಕವಾಗಿ ನಾವೇನು ಕೆಲಸ ಮಾಡ್ತೀವಿ, ನಮ್ಮ ಅದ್ಭಸ್ತಲ್ಲಿ ಇಟ್ಕೊಂಡು ನ್ಯಾಯಯುತವಾಗಿ ಹೇಗಿರ್ತೀವೋ ಅದು ಫ್ರೀಡಮ್ ಅಂತ ಅಂದ್ಕೊಳ್ಬೋದು ಅಲ್ವಾ? ನಮ್ಮ ಹಿರಿಕರು ಈ ರೀತಿಯಲ್ಲಿ ಸಾಕಷ್ಟು ವಿಷಯಗಳನ್ನು ಹೇಳ್ತಾ ಇರ್ತಾರೆ, ಅದನ್ನು ತಪ್ಪಾಗಿ ತಿಳ್ಕೊಳ್ಳದೆ ಯಾವುದು ಸ್ವಾತಂತ್ರ್ಯ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋಣ ಅಂತ ಹೇಳ್ತಾ ಮತ್ತೊಂದು ಕರೆ ಸ್ವೀಕಾರ ಮಾಡುವ. ನಮಸ್ತೆ. ಹಲೋ.
3: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
3: ಚೇತನ್ ಹಾಸನ್ ಮೇಡಮ್.
0: ಚೇತನ್ ಹಾಸನ್ ಇಂದ. ಓಕೆ ಚೇತನ್ ಸರ್, ಹೇಗಿದ್ದೀರಿ?
3: ನಾವು ಚೆನ್ನಾಗಿದ್ದೇವೆ ಮೇಡಮ್.
0: ಸರ್, ಸಾಕಷ್ಟು ಕವನಗಳನ್ನ ಕೂಡ ಬರೀತೀರಿ ನೀವು?
3: ಓಕೆ,
0: ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಕೂಡ ವಿಶೇಷವಾಗಿ ನಮಗೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀರಿ, ಜೊತೆಗೆ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಸರ್.
3: ಮೇಡಮ್, 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಮೇಡಮ್ ನಿಮಗೆ ಮತ್ತೆ ನಿಮ್ಮ

0: ಮತ್ತೆ ಮಡಿದ ದಿನ ಗಣರಾಜ್ಯೋತ್ಸವ ಆಚರಿಸುವಂತ ಭಾಗ್ಯ ಈ ದೇಶದಲ್ಲಿ ಬೇರೆ ಯಾರಿಗೂ ಸಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ.
1: ಪುಣ್ಯ ಪುಣ್ಯ ಸರ್, ಪುಣ್ಯ ಮಾಡಿರ್ಬೇಕು.
0: ಪುಣ್ಯ ಅವರು ಕಿತ್ತೂರಾಣಿ ಚೆನ್ನಮ್ಮನ ಬಂಟರಾಗಿ ಅವರು ಬಲಗೈ ಬಂಟರ ಅಂತಲೇ ಕರ್ಸ್ಕೊಂತ ಇದ್ರು. ಅವರನ್ನ ಪಾಪ ಬಹಳ ಮೋಸದಿಂದ ನಮ್ಮ ಅವ್ರ ಕಡೆಯವರೇ ಬಂಧಿಸ್ಬಿಟ್ಟು ಬ್ರಿಟಿಷ್ ಹಿಡ್ಕೊಟ್ಟು ಅವರನ್ನ ಗಲ್ಲಿಗೇರಿಸಿದ ದಿನಾನೇ ಅದು ಗಣರಾಜ್ಯೋತ್ಸವ ಅಂತ ನಾವು ಆಚರಣೆ ಮಾಡ್ತಾ ಇದೀವಿ. ಈಗ ನೋಡಿ ಅವರು ನೋಡಿ, ನಾವು ಇತಿಹಾಸವನ್ನ ನಾವು ಇದ್ ಮಾಡ್ಬೇಕಾಗಿಲ್ಲ, ನಾವು ಮಾಡೋ ಕೆಲಸಗಳಿಂದಲೇ ಇತಿಹಾಸ ನಿರ್ಮಾಣ ಆಗುತ್ತೆ ಅನ್ನೋದಕ್ಕೆ ನೋಡಿ ಇದೇ ಒಂದು ಸಾಕ್ಷಿ.
1: ಓಕೆ ಸರ್, ನಿಮ್ಮೆಲ್ಲ ವಿಶೇಷ ಮಾಹಿತಿಗಾಗಿ ಧನ್ಯವಾದಗಳು ಚೇತನ್ ಸರ್. ಥ್ಯಾಂಕ್ ಯು.
0: ಧನ್ಯವಾದ.
1: ಓಕೆ, ಚೇತನ್ ಸರ್ ಅವರು ಕರೆ ಮಾಡಿ ತುಂಬಾ ಚೆನ್ನಾಗಿ ಹೇಳಿದ್ರು ಸಂಗೊಳ್ಳಿ ರಾಯಣ್ಣ ಅವ್ರ ಬಗ್ಗೆ. ನಾನು ಕೂಡ ಅದೇ ವಿಷಯವನ್ನ ನಾನು ಆಗ್ಲೇ ಪ್ರಸ್ತಾಪ ಮಾಡಿದ್ದೆ ಸ್ನೇಹಿತರೆ, ತುಂಬಾನೇ ಸ್ಪೆಷಲ್ ಅಂತ. ಅಂದಾಗೆ ಸ್ನೇಹಿತರೆ, ನಮ್ಮ ಭಾರತದ ಸ್ವಾತಂತ್ರ್ಯದ ಸಂಗ್ರಾಮದ ಕಥೆಯಲ್ಲಿ ಒಂದು ಅಧ್ಯಾಯವಿದೆ, ಅದು ಇಡೀ ಬ್ರಿಟಿಷ್ ಸಾಮ್ರಾಜ್ಯದ ಬುಡವನ್ನೇ ಅಲ್ಲಾಡಿಸಿದಂತಹ ಅಧ್ಯಾಯ, ಅದೇ ಕ್ವಿಟ್ ಇಂಡಿಯಾ ಚಳವಳಿ. ಭಾರತದ ಸ್ವಾತಂತ್ರ್ಯಕ್ಕಾಗಿ ನಡೆದ ಒಂದು ಅಂತಿಮ ನಿರ್ಣಾಯಕ ಹೋರಾಟ. ಭಾರತದ ಪ್ರತಿಯೊಬ್ಬ ಪ್ರಜೆಯು ಸ್ವಾತಂತ್ರ್ಯಕ್ಕಾಗಿ ಬೀದಿಗಿಳಿದು ಹೋರಾಡಿದ ಐತಿಹಾಸಿಕ ಕ್ಷಣ ಕೂಡ. ಈ ಇಡೀ ಹೋರಾಟ ಅಡಗಿದ್ದು ಒಂದು ಘೋಷಣೆಯಲ್ಲಿ, ಮಾಡು ಇಲ್ಲವೇ ಮಡಿ ಅನ್ನುವಂತಹ ಘೋಷಣೆ. ಮಹಾತ್ಮ ಗಾಂಧೀಜಿ ಅವರಿಂದ ಈ ಮಾತುಗಳು ಕೇವಲ ಅದು ಶಬ್ದಗಳಾಗಿರಲಿಲ್ಲ, ಸ್ಪಷ್ಟ ಸಂದೇಶವಾಗಿತ್ತು. ಸ್ವಾತಂತ್ರ್ಯ ಸಿಗುವವರೆಗೂ ನಾವು ಹಿಂದೆ ಸರಿಯುವುದಿಲ್ಲ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶವನ್ನು ಕೂಡ ಕೊಟ್ಟಿದ್ರು. ಇಲ್ಲಿ ಸ್ಪೆಷಲ್ ಆಗಿ ಜನಸಾಮಾನ್ಯರೇ ನಾಯಕರಾದರು. ಅಂದಾಗೆ ಸ್ನೇಹಿತರೆ, ಇಲ್ಲಿ ಹೋರಾಟದ ನಾಯಕರು ಮಹಿಳೆಯರು ಮತ್ತು ಯುವ ಶಕ್ತಿಯಾಗಿತ್ತು. 1942 ಭಾರತ ಈ ನಿರ್ಣಾಯಕ ಹಂತಕ್ಕೆ ತಲುಪಲಿಕ್ಕೆ ಕಾರಣಗಳು ಸಾಕಷ್ಟಿವೆ ಸ್ನೇಹಿತರೆ. ಏನಪ್ಪ ಅಂದರೆ, ಅಲ್ಲಿ 2ನೇ ಮಹಾಯುದ್ಧ ಇರ್ಬೋದು, ಕ್ರಿಪ್ಸ್ ಮಿಷನ್ ಇರ್ಬೋದು, ಯುದ್ಧದಿಂದ ಆರ್ಥಿಕ ನಷ್ಟ ಎದುರಾಗಿದ್ದಿರ್ಬೋದು, ಇದೆಲ್ಲ ಸೇರಿ ನಮ್ಮ ಭಾರತೀಯರನ್ನು ರೊಚ್ಚಿಗೆಪ್ಸ್ಬಿಡ್ತು. 4ನೇ ಈ ಎಲ್ಲ ಕಾರಣಗಳು ತಕ್ಷಣ ಸಂಪೂರ್ಣ ನಮಗೆ ಸ್ವಾತಂತ್ರ್ಯ ಸಿಗಬೇಕು ಅನ್ನೋ ಒಂದು ಹಠ ಕೂಡ ಅಲ್ಲಿ ಬಂತು. ಸೊ ಇದೆಲ್ಲದರಿಂದ ಬ್ರಿಟಿಷರು ಕೂಡ ಆ ಸಮಯದಲ್ಲಿ ಸುಮ್ಮನೆ ಕೂತಿರಲಿಲ್ಲ ಸ್ನೇಹಿತರೆ. ಅವರು ಕೂಡ ಸಾಕಷ್ಟು ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ರು ನಮ್ಮ ಭಾರತೀಯರನ್ನು ಯಾವ ರೀತಿ ಮಣಿಸ್ಬೇಕು ಅಂತ. ಆಗ ನಮ್ಮ ಭಾರತೀಯರು 8 August 1942 ಒಂದು ಜಾಗದಲ್ಲಿ ಬಾಂಬೆಯ ಗೌಹಾಲಿಯ ಟ್ಯಾಂಕ್ ಮೈದಾನದಲ್ಲಿ ಎಲ್ಲರೂ ಸೇರ್ತಾರೆ, ಸೇರಿ ಅಖಿಲ ಭಾರತ ಸಮಿತಿ ಅಂತ ಮಾಡ್ತಾರೆ. ಈ ಸಮಿತಿಯೇ ಇತಿಹಾಸದ ದಿಕ್ಕನ್ನು ಬದಲಾವಣೆ ಮಾಡುತ್ತೆ. ಸಮಿತಿ ಒಂದು ಉತ್ತಮ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ, ಅದೇ ಕ್ವಿಟ್ ಇಂಡಿಯಾ ಚಳುವಳಿ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅನ್ನುವಂಥ ಚಳುವಳಿ. ಮಾಡು ಇಲ್ಲವೇ ಮಡಿ ಅನ್ನುವಂಥ ಕರೆಯನ್ನು ಕೊಟ್ಟರು. ಈ ಕರೆಯನ್ನು ಕೊಟ್ಟ ತಕ್ಷಣ ಆ ಬ್ರಿಟಿಷರು ಕೂಡ ಸುಮ್ಮನೆ ಇರಲಿಲ್ಲ. ಆಗ ಅವರು ಸಾಕಷ್ಟು ಜನರನ್ನು, ಅಂದರೆ ಗಾಂಧೀಜಿ ಅವರನ್ನು, ಪಟೇಲ್ ಅವರನ್ನು, ನೆಹರು ಅವರನ್ನು, ಸೊ ರಾತ್ರೋರಾತ್ರಿ ದೊಡ್ಡ ದೊಡ್ಡ ದೊಡ್ಡ ನಾಯಕರುಗಳನ್ನು ಬಂಧಿಸಿ ಜೈಲಿಗೆ ಹಾಕ್ತಾರೆ. ಈಗ ಮನೆಯಲ್ಲಿ ಒಬ್ಬ ಯಜಮಾನರಿದ್ದರೆ ನಮಗೆ ಒಂದು ಶಕ್ತಿ ಇರುತ್ತೆ, ಆ ಯಜಮಾನರನ್ನೇ ಜೈಲಿಗೆ ಹಾಕ್ಬಿಟ್ರೆ ಸುಮ್ಮನೆ ಎಲ್ಲರೂ ಬಾಯಿ ಮುಚ್ಕೊಂಡಿರ್ತಾರೆ, ನಾವು ಹೇಳ್ದಾಗೆ ಕೇಳ್ಕೊಂಡು ಬಿದ್ದಿರ್ತಾರೆ. ಭಾರತೀಯರಲ್ಲಿ ಅಂತಹ ಶಕ್ತಿ ಇಲ್ಲ ಅಂತ ದೊಡ್ಡ ದೊಡ್ಡ ಮಹಾನ್ ನಾಯಕರನ್ನು, ಅಂದರೆ ಗಾಂಧೀಜಿ ಅವರನ್ನ, ಪಟೇಲ್ ಅವರನ್ನ, ನೆಹರು ಅವರನ್ನ ಎಲ್ಲರನ್ನೂ ಕೂಡ ಜೈಲಿಗೆ ಹಾಕ್ಬಿಡ್ತಾರೆ. ಆಗ ಬ್ರಿಟಿಷರಿಗೆ ಖುಷಿ ಆಗ್ಬಿಡುತ್ತೆ, ಛೇ ನಾವು ಎಂಥ ಒಳ್ಳೆ ಕೆಲಸ ಮಾಡಿದ್ವಿ, ಇವ್ರನ್ನೇ ಒಳಗಾಕಿದ್ಮೇಲೆ ಇನ್ಯಾರು ನಮ್ಮ ಸುದ್ದಿ ಬರಲ್ಲ ಅಂತ ಖುಷಿಯಾಗಿದ್ರು. ಆದರೆ ಅಲ್ಲಿ ಕಿಚ್ಚು ಹತ್ಕೊಳ್ತು ಸ್ನೇಹಿತರೆ, ಜನಸಾಮಾನ್ಯರಲ್ಲಿ ಒಂದು ಶಕ್ತಿ ಬಂತು. ಸೊ ಆದರೆ ಬ್ರಿಟಿಷರು ಕೂಡ ಅಂಥ ಸಮಯದಲ್ಲಿ ಸುಮ್ಮನೆ ಇರಲಿಲ್ಲ, ಎಲ್ಲೆಡೆ ಸೈನ್ಯವನ್ನು, ಪೊಲೀಸರನ್ನು ನೇಮಕ ಮಾಡ್ತಾರೆ, ಎಲ್ಲರನ್ನು ಕೂಡ ಜೈಲಿಗೆ ತಳ್ತಾರೆ, ಹಿಂಸೆ ಕೊಡ್ತಾರೆ. ಆದರೆ ಆ ಪ್ರತಿಭಟನೆ ಸಾಮಾನ್ಯ ಜನರಿಂದ ಶುರುವಾಗತ್ತೆ, ಜನಸಾಮಾನ್ಯರೇ ನಾಯಕರಾಗ್ತಾರೆ. ದೇಶದ ಮೂಲೆ ಮೂಲೆಗಳಿಂದ ಜನರು ಬೀದಿಗಿಳ್ತಾರೆ, ಹೋರಾಟ ಮಾಡ್ತಾರೆ. ಈ ಅಂತಿಮ ತೀರ್ಪೇ ಈ ಹೋರಾಟ ಭಾರತೀಯರಲ್ಲಿ ಹೊಸ ಆತ್ಮವಿಶ್ವಾಸ ಕೊಡತ್ತೆ, ಹಾಗೆ ರಾಷ್ಟ್ರೀಯ ಏಕತೆಯನ್ನು ಮೂಡಿಸ್ತು ಸ್ನೇಹಿತರೆ. ಇದರ ಪರಿಣಾಮವೇ 1947 ಸ್ವಾತಂತ್ರ್ಯಕ್ಕೆ ವರವಾದ ದಾರಿ ರೂಪಿಸುತ್ತೆ. 1947 ಈ ಹೋರಾಟದ ಫಲವೇ ಸ್ವಾತಂತ್ರ್ಯದ ದಿನಾಚರಣೆ ಸ್ನೇಹಿತರೆ. ಎಸ್, ನಮ್ಮ RJ ಅರ್ಪಿತಾ ಅವರು ನಮ್ಮೊಟ್ಟಿಗೆ ಮಾತಾಡ್ತಾರೆ, ಕೇಳೋಣ. ನಮಸ್ತೆ ಅರ್ಪಿತಾ.
2: ನಮಸ್ತೆ
1: ಅರ್ಪಿತಾ. ಆಗ್ಲೇ ಒಂದೇ ಮಾತು ನಮ್ಮ ಗೀತೆ ಕೇಳಿಸ್ಲಿಲ್ಲ, ಸೊ ಅಡಚಣೆ ಇತ್ತು ಅರ್ಪಿತಾ, ಅದಕ್ಕೋಸ್ಕರ ಕರೆ ಕಟ್
2: ಆಗಿಲ್ಲ. ಪರವಾಗಿಲ್ಲ ಲಕ್ಷ್ಮಿ. ಈಗ ಏನಪ್ಪಾ ಅಂದ್ರೆ, ವೇದಿಕೆ ಕಾರ್ಯಕ್ರಮ ನಡೀತಾ ಇದೆ, ಅಂದ್ರೆ ಈ ಸಾಧನೆ ಮಾಡಿದಂತಹ ಕ್ರೀಡಾಪಟುಗಳಿಗೆ ಸನ್ಮಾನ ಮಾಡ್ತಾ ಇದಾರೆ. ಜೊತೆಗೆ ಈ ಪಥಸಂಚಲನ ಮಾಡಿದಂತಹ ವಿದ್ಯಾರ್ಥಿಗಳಲ್ಲಿ ಅಷ್ಟು ಪಡೆಗಳಲ್ಲಿ 3 ಪಡೆಯನ್ನ ಆಯ್ಕೆ ಮಾಡಿಕೊಂಡು ಪ್ರಶಸ್ತಿಯನ್ನ ಕೂಡ ನೀಡಿದ್ದಾರೆ. ಸೊ ಇಲ್ಲಿ

0: ಸೇವಾದಳ ಮಹಿಳೆಯರ ವಿಭಾಗಕ್ಕೆ ಮೊದಲ ಬಹುಮಾನ ಸಿಕ್ಕಿದೆ.
1: ವೆರಿ ನೈಸ್, ಸೂಪರ್. ನಮ್ ಕಡೆಯಿಂದ ಒಂದ್ ದೊಡ್ಡ ಚಪ್ಪಾಳೆ ಆಗ್ತಾ
0: ಅವ್ರಿಗೆ. ಇಲ್ಲೂ ಕೂಡ ಮಹಿಳೆಯರ ಮೇಲ್ಗೈ ಇದೆ
1: ಅಲ್ವಾ? ಖಂಡಿತ ಖಂಡಿತ. ಸ್ಪೆಷಲ್ ಆಗಿ ನಿಮ್ಗೂ ಕೂಡ ಖುಷಿ ಆಗ್ತಾ ಇದೆ ಅನ್ಕೊಳ್ತೀನಿ ಅಲ್ಲಿ ನೋಡಿ.
0: ಮಹಾಲಕ್ಷ್ಮಿ, ಅದೇ ಈಗ ಏನಪ್ಪಾ ಅಂದ್ರೆ ಒಂದಿಷ್ಟು ಸ್ಟೇಡಿಯಂ ಅಲ್ಲಿ ಇಷ್ಟೋದಂತ ನಾವು ಎಲ್ಲ ಹೆರ ಸಂಚಲನವನ್ನ ನೋಡಿದ್ವಿ. ಆದ್ರೆ ಈಗ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನೋಡೋ ಸಂದರ್ಭ ಆಗಿದ್ದು, ಮಕ್ಕಳೆಲ್ಲರೂ ಕೂಡ ನಾನಾ ಕಡೆಯಿಂದ ಬಂದಿರುವಂತಹ ವಿದ್ಯಾರ್ಥಿಗಳು, ಬೇರೆ ಬೇರೆ ಶಾಲೆಯಿಂದ ಬಂದಿರುವಂತಹ ವಿದ್ಯಾರ್ಥಿಗಳು ನೃತ್ಯವನ್ನ ಮಾಡ್ತಾರೆ ಮಹಾಲಕ್ಷ್ಮಿ.
1: ಓಕೆ, ಅದ್ಭುತ. ಆ ಎಲ್ಲ ವಿಶೇಷತೆಯನ್ನ ಕಣ್ತುಂಬಿಸ್ಕೊಂಡು ಬಂದ್ರೆ ಮತ್ತಷ್ಟು ವಿಷಯಗಳನ್ನ ತಿಳಿಸಿ ಮುಂದಿನ ಕಾರ್ಯಕ್ರಮದಲ್ಲಿ ಅರ್ಪಿತ ರಕ್ಷಿತಾ ಅವ್ರು ಜಾಯ್ನ್ ಆಗ್ತಾರೆ ನಿಮ್ ಒಟ್ಟಿಗೆ. ಸಾಕಷ್ಟು ವಿಷಯಗಳನ್ನ ತಿಳಿಸಿದ್ರಿ, ತುಂಬಾನೇ ಸಾಕಷ್ಟು ವಿಷಯಗಳು ತುಂಬಾ ಚೆನ್ನಾಗಿತ್ತು ನಿಮ್ ಕಡೆಯಿಂದ, ಶ್ರೀಧರ್ ಕಡೆಯವರಿಂದ. ಸ್ಪೆಷಲ್ ಆಗಿ ಥ್ಯಾಂಕ್ ಯು ನಿಮ್ಮಿಬ್ರಿಗೂ. ಸ್ನೇಹಿತರೆ, ಇದಾಗಿತ್ತು ಈ ದಿನದ ಸ್ವಾತಂತ್ರ್ಯ ದಿನದ ವಿಶೇಷ ಕಾರ್ಯಕ್ರಮ. ಅಂದಾಗೆ ಮುಂದಿನ ಕಾರ್ಯಕ್ರಮದಲ್ಲಿ ಆರ್ ಜೆ ರಕ್ಷಿತಾ ಹೊಳ್ಳರ್ ಅವರು ನಮ್ಮೊಟ್ಟಿಗೆ ಜಾಯ್ನ್ ಆಗ್ತಾರೆ. ಸ್ನೇಹಿತರೆ, ಅವರಿಗೆ ಸ್ವಾಗತವನ್ನ ಕೋರ್ತಾ ಇಷ್ಟೊತ್ತು ನಾನು ಒಂದಿಷ್ಟು ಸುದ್ದಿಯನ್ನ ಕೊಟ್ಟಿದ್ದು ಅಷ್ಟೇ. ಸ್ನೇಹಿತರೆ, ಸ್ವಾತಂತ್ರ್ಯದ ಬಗ್ಗೆ ಮಾತಾಡಬೇಕು ಅಂದ್ರೆ ಒಂದಿನ ಫುಲ್ ಸಾಕಾಗೋದೇ ಇಲ್ಲ, ಯಾಕಂದ್ರೆ ಅಷ್ಟೊಂದು ವಿಶೇಷತೆ ಇದೆ. ಒಬ್ಬೊಬ್ಬ ಮಹನೀಯರ ಯಶೋಗಾಥೆಗಳನ್ನ ಹೇಳಬೇಕು ಅಂದ್ರೆ ಖಂಡಿತವಾಗ್ಲೂ ಸಾಕಷ್ಟು ಸಮಯ ಕೂಡ ಬೇಕಾಗತ್ತೆ. ನಾವು ಬಿಜಿ ಅವರ ಮಾತಿಲಿ ನೆನಪಾಗತ್ತೆ, ನಾವು ತಿಳಿದಿರುವುದು ಹನಿಯಷ್ಟು ಮಾತ್ರ, ತಿಳಿಯಬೇಕಾಗಿರುವುದು ಇನ್ನು ಸಮುದ್ರದಷ್ಟಿದೆ ಅನ್ನುವಂತಹ ಬಿಜಿ ಅವರ ಮಾತು ಕೂಡ ನೆನಪಾಗತ್ತೆ ಅಲ್ವಾ? ಇನ್ನು ಸಮುದ್ರದಷ್ಟಿದೆ, ಆದ್ರೆ ನಮಗೆ ಒಂದಿಷ್ಟು ಸಮಯ ಸಿಕ್ಕಿರುವಂತಹ ಸಮಯಾವಕಾಶದಲ್ಲಿ ಒಂದಿಷ್ಟು ವಿಷಯಗಳನ್ನ ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಎಲ್ಲ ಮಾಹಿತಿಗಳು ನಿಮ್ಗೆಲ್ಲ ತುಂಬಾ ಇಷ್ಟ ಆಯ್ತು ಅನ್ಕೊಳ್ತೀನಿ. ಅಂದಾಗೆ ಟ್ಯೂನ್ ಆಫ್ ಮಾಡಬೇಡಿ ಸ್ನೇಹಿತರೆ, ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ಸಾಕಷ್ಟು ವಿಶೇಷ ಅತಿಥಿಗಳೊಂದಿಗೆ ನಮ್ಮ ಆರ್ ಜೆ ರಕ್ಷಿತಾ ಒಳ್ಳವರು ಕೇಸರಿ ಬಿಳಿ ಹಸಿರು ಸೀರೆಯೊಂದಿಗೆ ವಿಜೃಂಭಿಸ್ತಾ ಖುಷಿ ಖುಷಿಯಿಂದ ಎಂಥೂಸಿಯಾಸಮ್ ಆಗಿ ಬರ್ತಾ ಇದ್ದಾರೆ, ನನ್ನೊಟ್ಟಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ರಕ್ಷಿತಾ, ಗುಡ್ ಮಾರ್ನಿಂಗ್, ಸ್ವಾತಂತ್ರ್ಯ ದಿನದ ಶುಭಾಶಯಗಳು.
2: ಎಸ್, ಗುಡ್ ಮಾರ್ನಿಂಗ್ ಮಹಾಲಕ್ಷ್ಮಿ.
1: ತುಂಬಾ ಕಲರ್ಫುಲ್ ಆಗಿ ತುಂಬಾ ಚಂದ ಕಾಣ್ತಾ ಇದ್ದೀರಾ.
2: ಥ್ಯಾಂಕ್ ಯು, ನೀವು ಕೂಡ ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀರಾ, ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ.
1: ಓಕೆ ಸ್ನೇಹಿತರೆ, ಹಾಗೆ ನಮ್ಮೊಟ್ಟಿಗೆ ಇವತ್ತು ತುಂಬಾ ವಿಶೇಷವಾಗಿರುವಂತಹ ಒಬ್ಬ ಅತಿಥಿ ಇದ್ದಾರೆ ಅಂತ ಹೇಳಿದೆ, ಆದ್ರೆ ಸಸ್ಪೆನ್ಸ್ ಆಗಿರುತ್ತೆ. ಸೊ ನಾನು ಹೇಳೋದಿಲ್ಲ, ಅವ್ರ ಬಗ್ಗೆ ರಕ್ಷಿತಾ ಒಳ್ಳರ್ ಅವರೇ ಪರಿಚಯ ಮಾಡಿಕೊಡ್ತಾರೆ. ಮತ್ತೊಮ್ಮೆ ನಿಮ್ಗೆ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನ ತಿಳಿಸ್ತಾ ಸೊ ನಾನು ನಮ್ಮ ಆರ್ ಜೆ ರಕ್ಷಿತಾ ಒಳ್ಳಾರ್ ಅವರಿಗೆ ಮೈಕ್ ನ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ರಕ್ಷಿತಾ.
2: ಥ್ಯಾಂಕ್ ಯು ಮಹಾಲಕ್ಷ್ಮಿ, ಥ್ಯಾಂಕ್ ಯು ಸೋ ಮಚ್. ಎಸ್, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ಹಾಗೆ ಇವತ್ತು ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ, ವಿಜೃಂಭಣೆಯಿಂದ ಎಲ್ಲಾ ಕಡೆ ಕೂಡ ಸ್ವಾತಂತ್ರ್ಯೋತ್ಸವ ನಡೀತಾ ಇದೆ. ಸೊ ಹಾಗೇನೆ ನಮ್ಮ ಶಿವಮೊಗ್ಗದಲ್ಲಿ ಹೇಗೆಲ್ಲ ಸ್ವಾತಂತ್ರ್ಯೋತ್ಸವ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಆಗ್ಲೇ ಶ್ವೇತಾ ಅವರು ಹಾಗೆ ಆರ್ ಜೆ ಮಹಾಲಕ್ಷ್ಮಿ ಅವರು ತುಂಬಾ ಚೆನ್ನಾಗಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರು, ಹಾಗೆ ಗ್ರೌಂಡ್ ಇಂದ ನಮ್ಮ ಆರ್ ಜೆ ಶ್ರೀಧರ್ ಅವರು ಹಾಗೆ ಅರ್ಪಿತ ಅವರು ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ರು, ಏನೆಲ್ಲ ಆಗ್ತಾ ಇದೆ, ಧ್ವಜಾರೋಹಣ ಹೇಗಾಯ್ತು ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ತಾ ಇದ್ರು. ಸೊ ನಮ್ಮ ಶಿವಮೊಗ್ಗದಲ್ಲಿ ಎಷ್ಟು ಚಂದ ನಡೀತಾ ಇದೆ ಅಲ್ವಾ ಸ್ವಾತಂತ್ರ್ಯ ಸಂಭ್ರಮ. ಹಾಗೆ ಈ ಸ್ವಾತಂತ್ರ್ಯ ಸಿಗೋದಕ್ಕೆ, ಸ್ವಾತಂತ್ರ್ಯ ಹೋರಾಟಕ್ಕೆ ನಮ್ಮ ಶಿವಮೊಗ್ಗದ ಕೊಡುಗೆ ಏನು ಕಮ್ಮಿ ಇರಲಿಲ್ಲ ಅಲ್ವಾ? ಪ್ರತಿಯೊಂದು ಸ್ವಾತಂತ್ರ್ಯ ಹೋರಾಟದಲ್ಲೂ ನಮ್ಮ ಶಿವಮೊಗ್ಗದ ಕೊಡುಗೆ ಇತ್ತು. ಹಾಗಿದ್ರೆ ನಮ್ಮ ಶಿವಮೊಗ್ಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೇಗೆ ಭಾಗಿಯಾಗಿತ್ತು, ಹಾಗೇನೆ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ಶಿವಮೊಗ್ಗಕ್ಕೆ ಬಂದಿದ್ರು, ಯಾವ ಕಾರಣಕ್ಕೆ ಬಂದಿದ್ರು, ಏನೆಲ್ಲ ನಡೀತು ಅನ್ನೋದ್ರ ಬಗ್ಗೆ ಎಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಎಲ್ಲಾ ಮಾಹಿತಿಯನ್ನ ತಿಳಿಸೋದಕ್ಕೆ ನಮ್ ಜೊತೆ ಇವತ್ತು ಒಬ್ಬ ಅತಿಥಿ ಇದ್ದಾರೆ, ನಮ್ಮ ಶಿವಮೊಗ್ಗದ ಗಾಜನೂರಿನ ದಿನೇಶ್ ಅವರು ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ. ನಮಸ್ತೆ
2: ಸರ್, ಮೊದಲನೇದಾಗಿ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು.
3: ನಿಮಗೂ ಸಹ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು.
2: ಓಕೆ ಸರ್, ಇವತ್ತು ನಮಗೆ ಏನು ಶಿವಮೊಗ್ಗದಲ್ಲಿ ಸ್ವಾತಂತ್ರ್ಯೋತ್ಸವ ಹೇಗೆ ನಡೀತು ಅಂತ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ವಿ. ಹಾಗೆ ಆಗಿನ ಕಾಲದಲ್ಲಿ ಸ್ವಾತಂತ್ರ್ಯ ಹೋರಾಟ ಹೇಗೆಲ್ಲ ಇತ್ತು, ಹೇಗೆಲ್ಲ ನಡೀತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ ಸರ್?
3: ಹಾಂ ರಕ್ಷಿತಾ, ನಮಗೆ ಇಡೀ ರಾಜ್ಯದಲ್ಲಿ ಇವಾಗ ಶಿವಮೊಗ್ಗ ಅಂತ ಹೇಳಿದ್ರೆ ಒಂದು ಹೆಸರಿದೆ, ಅಂದರೆ ಹೋರಾಟದ ನೆಲೆ ಶಿವಮೊಗ್ಗ ಅಂತಾನೆ ಹೆಸರು. ಯಾಕಂದ್ರೆ ಅಷ್ಟು ಹೋರಾಟಗಳು ಈ ಶಿವಮೊಗ್ಗದಲ್ಲಿ ನಡೆದಿದೆ. ಮತ್ತೆ ಬೇರೆ ವಿಭಿನ್ನವಾದಂತಹ ಹೋರಾಟಗಳು ನಡೆದಿದೆ, ಮತ್ತೆ ಸಾಕಷ್ಟು ಹೋರಾಟಗಳು ಇಲ್ಲೇ ಆರಂಭ ಆಗಿದ್ದು ಇದೆ, ಮತ್ತೆ ಎಷ್ಟೋ ಹೋರಾಟಗಳು ಇಲ್ಲಿ ಯಶಸ್ವಿ ಕಂಡಿದ್ದಿದೆ. ಹಾಗಾಗಿ ಶಿವಮೊಗ್ಗಕ್ಕೆ ಹೋರಾಟ ಅಂದ್ರೆ ಒಂದು ವಿಶೇಷವಾದಂತ ಒಂದು ಗುರುತಿದೆ. ಅದ್ರ ಜೊತೆಗೆ ಈ ಸ್ವತಂತ್ರ ಹೋರಾಟದಲ್ಲೂ ಶಿವಮೊಗ್ಗದ ಬಹಳ ಮಹತ್ವವಾದಂತ ಒಂದು ಕೊಡುಗೆ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿಗೆ ಮಹಾತ್ಮ ಗಾಂಧೀಜಿಯವರೇ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಯೋಚನೆ ಮಾಡ್ಬೇಕು ನೀವು ಎಷ್ಟು ದೊಡ್ಡ ಮಟ್ಟಕ್ಕೆ ಇಲ್ಲಿ ಹೋರಾಟ ನಡೀತು ಅಂತ. ನಿಮಗೆ ಆಗಸ್ಟ್ 27-14 ತಾರೀಕು ಹೊನ್ನಾಳಿ ಮೂಲಕ ಗಾಂಧೀಜಿಯವರು ಇದಕ್ಕೆ ಬರ್ತಾರೆ, ಅಂದರೆ
2: 1927
3: ಆಗಸ್ಟ್ 14 ಶಿವಮೊಗ್ಗ ಬರ್ತಾರೆ. ಶಿವಮೊಗ್ಗದಲ್ಲಿ ಒಂದು ವಾರ ಇರ್ತಾರೆ, ಸುತ್ತಾಡ್ತಾರೆ, ಆ ಥರ ಇರುತ್ತೆ, ಬೇರೆ ಬೇರೆ ಕಡೆಗಳಲ್ಲಿ ಸಭೆಗಳಲ್ಲಿ ನಡೆಯುತ್ತೆ, ಆ ಥರ ಎಲ್ಲ ಮಾಡ್ತಿರ್ತಾರೆ. ಅದನ್ನು ಗಮನಿಸ್ಬೇಕು ನಾವು, ಯಾಕೆಂದರೆ ಯಾಕೆ ಅಷ್ಟೊಂದು ವಿಶೇಷ ಆಗಿರುತ್ತೆ ಅಂತ. ಮತ್ತು ಇಲ್ಲಿಯ ಕೆಲವು ಗ್ರಾಮಗಳು ಭಾಳ ಹೆಸರು ಮಾಡಿದ್ದು, ಅಂದರೆ ರಾಷ್ಟ್ರ ಮಟ್ಟದಲ್ಲೂ ಹೆಸರು ಮಾಡಿತ್ತು, ಅಷ್ಟು ದೊಡ್ಡ ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ. ಬರ್ಲಿನ್ನಲ್ಲಿದ್ದಂಥ ಸುಭಾಷ್ ಚಂದ್ರ ಬೋಸ್ ಇಲ್ಲಿಯ ಗ್ರಾಮದ ಬಗ್ಗೆ ಮಾತಾಡಿದ್ದಾರೆ ಅಂತ ಹೇಳಿದ್ರೆ ಯೋಚನೆ ಮಾಡ್ಬೇಕು ನಾವು. ಶಿವಮೊಗ್ಗ ಎಷ್ಟು ಯಾವ ಮಟ್ಟಕ್ಕೆ ಇಲ್ಲಿ ಗುರುತಿಸ್ಕೊಂಡಿದೆ,
2: ಜನರು ಯಾವ ರೀತಿ ಸ್ವಾತಂತ್ರ್ಯ ಬೇಕೇ ಬೇಕು ಅಂತ ಪಣ ತೊಟ್ಟಿದ್ರು ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ.
3: ಮತ್ತೆ ಈ ಸ್ವತಂತ್ರ ಹೋರಾಟ ಅಂತ ಹೇಳಿದ್ರೆ ಬರೀ ಮುಂದಾಳತ್ವ ಅಷ್ಟೇ ಅಲ್ಲ, ಇಲ್ಲಿ ಯಾಕೆ ತುಂಬಾ ವಿಶೇಷವಾಗಿ ಎಲ್ಲಾ ಹೋರಾಟಕ್ಕೂ ಸಕ್ಸಸ್ ಆಗ್ತಿತ್ತು ಅಂದ್ರೆ ಇಲ್ಲಿ ಮುಂದಾಳತ್ವ ತಗೊಂಡು ಮುನ್ನಡೆಸೋರು ಬೇರೆ ಇದ್ರು, ಅಷ್ಟೇ ದೊಡ್ಡ ಮಟ್ಟದಲ್ಲಿ ಸಹಕಾರ ನೀಡುವವರು ಬೇರೆ ಇದ್ರು, ಮತ್ತೆ ಇದನ್ನ ಹೇಗೆ ನಡಿಬೇಕು ಅಂತ ಯೋಜನೆ ಮಾಡುವಂತಾರೆ ಬೇರೆ ಒಂದು ವರ್ಗ ಒಂದಿಷ್ಟು ಜನ ಕೆಲಸ ಮಾಡ್ತಿದ್ರು. ಇಲ್ಲಿ ಶ್ರೀಮಂತರು ಬಡವರು ಆ ಥರದ್ದೇನಿರಲಿಲ್ಲ, ಎಲ್ಲರೂ ಸ್ವತಂತ್ರ ಭಾಗವಹಿಸಿದ್ರು. ಅತಿ ಶ್ರೀಮಂತರು ಸಹ ಬಡವರ ಮಟ್ಟದಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತಾ ಇದ್ರು, ಹೋರಾಟಗಾರರಿಗೆ ಆಶ್ರಯ ನೀಡುವಂತ ಕೆಲಸ ಒಂದಿಷ್ಟು ಆಯ್ತು, ಮತ್ತೆ ಹೋರಾಟಗಾರರಿಗೆ ಆಹಾರ ವ್ಯವಸ್ಥೆ ಊಟದ ವ್ಯವಸ್ಥೆ ಅಂತವೆಲ್ಲ ಕೆಲವಷ್ಟು ತಾಯಂದ್ರು ಮಾಡಕ್ಕೆ ಶುರು ಮಾಡಿದ್ರು. ಅವರೆಲ್ಲರೂ ಸಹ ಹೋರಾಟದರೆ, ಹೋರಾಟ ಅಂತ ಹೇಳಿದ್ರೆ ಬೀದಿಲಿ ನಿಂತ್ಕೊಂಡು ಘೋಷಣೆ ಕೂಗೋದು ಅಥವಾ ಪ್ರತಿಭಟನೆ ಮಾಡೋದು ಅದಷ್ಟೇ ಆಗಿರಲಿಲ್ಲ. ಎಷ್ಟೋ ಸರಿ ಏನಾಗ್ತಿದೆ ಅಂದರೆ ಈ ಹಿಂದುಗಡೆಯಿಂದ ಅವರಿಗೆ ಸಪೋರ್ಟ್ ಮಾಡೋದು ಇದೆಯಲ್ಲ, ಅದು ಬಹಳ ದೊಡ್ಡ ಕೆಲಸ ಆಗಿದೆ. ಆ ದೊಡ್ಡ ಕೆಲಸ ಇಲ್ಲಿ ನಡೀತು. ಇಲ್ಲಿ ಎಲ್ಲ ಥರದ ಹೋರಾಟಗಳು, ಅಂದರೆ ಅರಣ್ಯ ಹೋರಾಟಗಳು ನಡೀತು. ಬಹಳ ವಿಶೇಷವಾಗಿ ಇಲ್ಲಿ ನಡೆದಂಥ ದೊಡ್ಡ ಹೋರಾಟಗಳಲ್ಲಿ ಅರಣ್ಯ ಹೋರಾಟ ಹೋದು, ಆಮೇಲೆ ಶೇಂದಿ ಅಂದರೆ ಸರಾಯಿ ವಿರುದ್ಧ ಹೋರಾಟ ಹೋಯಿತು, ಉಪ್ಪಿನ ಸತ್ಯಾಗ್ರಹ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಉಪ್ಪಿನ ಸತ್ಯಾಗ್ರಹ ಸಹ ನಡೀತು. ಭಾಳ ಭಾಳ ಗಮನಿಸ್ಬೇಕಾದ ನಾವು ಅಂದರೆ ಇಲ್ಲಿ ಉಪ್ಪು ಸಮುದ್ರವೇ ಇಲ್ಲದಿದ್ರು ಉಪ್ಪಿನ ಸತ್ಯಾಗ್ರಹ ನಡೀತು. ಸಾಗರದಲ್ಲಿ ಶರಾವತಿ ದಂಡೆ ಮೇಲೆ ಅಲ್ಲೆಲ್ಲ ಉಪ್ಪಿನ ಸತ್ಯಾಗ್ರಹ ತದೇ ಒಂದಿಷ್ಟು ಪ್ರತಿಭಟನೆ ನಡೆದವು. ಇದೆಲ್ಲ ಹೆಚ್ಚಾಗಿ ನಮಗೆ ಗೊತ್ತಿಲ್ಲದಂತೆ ಹೆಣ್ಮಕ್ಳು ಇಲ್ಲಿ ಭಾಗವಹಿಸಿದ್ರು, ಅಂದ್ರೆ ಅವ್ರ ಯಾರು ಸಹ ಮುಖ್ಯವಾಹಿನಿಗೆ ಬಂದಿರಲಿಲ್ಲ, ಆದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಸಹಕಾರ ಮಾಡಿದ್ರು. ನೆಕ್ಸ್ಟ್ ಈಶೂರ್ ಹೋರಾಟದಲ್ಲೂ ಸಹ ಹೆಣ್ಮಕ್ಳ ಪಾತ್ರ ಬಹಳ ದೊಡ್ಡದಾಗಿತ್ತು. ತಾಯಂದ್ರು ತಮ್ಮ ಮಕ್ಕಳನ್ನ ಮುಂದೆ ಬಿಟ್ಕೊಡೋದಷ್ಟು ಸುಲಭ ಇರಲಿಲ್ಲ ಅಂದ್ರೆ ಅವತ್ತಿನ ದಿನಗಳಲ್ಲಿ, ಯಾಕಂದ್ರೆ ಅವತ್ತು ಬರೀ ಬ್ಲಾಟ್ ಇಲ್ಲಲ್ಲ, ಬಂದೂಕಲ್ಲಿ ಮಾತಾಡುವಂತ ದಿನಗಳು. ಅವ್ರ ತಾಯಂದ್ರು ನನ್ನ ಮಗನ್ನ ತಹಸೀಲ್ದಾರನೋ ಅಥವಾ ಜಿಲ್ಲಾಧಿಕಾರಿ ಅಮಲ್ದಾರನೋ ಮಾಡಿ ಅಲ್ಲಿ ನಿಲ್ಲಿಸಿ ಅಂತ ಹೇಳೋದು ಅಷ್ಟು ಸುಲಭಕ್ಕ ಇರಲಿಲ್ಲ. ಅಲ್ಲಿ ಸಾಕಷ್ಟು ಬಲಿದಾನವೂ ಆಗಿದೆ. ಸೊ ಆದ್ದರಿಂದ ಸಾವು ಅನ್ನೋದು ಜೊತೆಗೆ ಸ್ವತಂತ್ರಕ್ಕೆ ಸಾವಿನಕ್ಕಿಂತ ಹೆಚ್ಚು ಬೆಲೆ ಇತ್ತು ಅನ್ನೋದು ನಾವು ಶಿವಮೊಗ್ಗದಲ್ಲಿ ನೋಡ್ತೀವಿ.
2: ಪ್ರಾಣ ಕೊಟ್ಟಾದ್ರೂ ಸ್ವಾತಂತ್ರ್ಯ ಪಡಿತೀವಿ ಅನ್ನುವಂತಹ ಮನಸ್ಥಿತಿ ಇತ್ತು ಅಂತಾನೆ ಹೇಳಬಹುದು. ಸೊ ಇವಾಗ ಪ್ರತಿಯೊಂದು ನೀವು ಹೇಳಿದ ಹಾಗೆ ಯಾವೆಲ್ಲ ಸ್ವಾತಂತ್ರ್ಯಕ್ಕಾಗಿ ಏನೆಲ್ಲ ಹೋರಾಟ ಇತ್ತು ಅದರಲ್ಲಿ ನಮ್ಮ ಶಿವಮೊಗ್ಗದ ಜನರ ಪಾತ್ರ, ನಮ್ಮ ಶಿವಮೊಗ್ಗ ಜಿಲ್ಲೆಯ ಪಾತ್ರ ಕೂಡ ಇದೆ ಅಂತಾನೆ ಹೇಳ್ಬೋದಲ್ವಾ ಸರ್?
3: ಬಹಳ ದೊಡ್ಡದಲ್ಲಿ ಇದೆ ಅಂದ್ರೆ ಅಷ್ಟು ದೊಡ್ಡ ಮಟ್ಟಕ್ಕೆ ದೊಡ್ಡದಾಗಿ ಗುರುತಿಸ್ತಾ ಇರ್ಬೋದು. ಈ ಶಿವಪುರದ ಧ್ವಜ ಸತ್ಯಾಗ್ರಹದಲ್ಲೂ ಶಿವಮೊಗ್ಗದವ್ರು ಭಾಗವಹಿಸಿದ್ರು. ಅವ್ರ ಹೆಸರುಗಳು ಸಹ ನಾವಿಲ್ಲಿ ರಸ್ತೆಗಳಲ್ಲಿ ನೋಡ್ತೇವೆ, ಸಿದ್ದಪ್ಪನವ್ರ ಹೆಸರುಗಳನ್ನ ನೋಡ್ತೇವೆ. ಸಿದ್ದಪ್ಪನವರು ಶಿವಪುರ ಧ್ವಜ ಸತ್ಯಾಗ್ರಹದ ಭಾಗವಹಿಸಿದ್ರು. ಇಲ್ಲಿಯಿಂದ ಅರೆಸ್ಟ್ ಆದಂತವರು ಜೈಲಲ್ಲಿ ಹೋಗಿಯೂ ಸಹ ಧ್ವಜ ಸತ್ಯಾಗ್ರಹ ಮಾಡ್ತಾರೆ. ಅಂದ್ರೆ ಅವ್ರನ್ನ ಆ ಮಟ್ಟಕ್ಕೆ ಜೈಲಲ್ಲಿ ಹೋರಾಟ ಮಾಡಿದಾಗ ಅವ್ರು ಬಹಳ ಅವ್ರನ್ನ ಹೊಡೆದು ಬಹಳ ಹಿಂಸೆ ಕೊಡ್ತಾರೆ. ಅಂದ್ರೆ ಅದು ಅದನ್ನ ಕೇಳಿಸ್ಕೊಂಡ್ರೆ ನಮ್ಗೆ ನರಕವನ್ನೇ ತೋರಿಸಿದ್ರೆ. ಅಷ್ಟಾದ್ರೂ ಸಹ ಅವ್ರು ರಿಲೀಸ್ ಆಗಿ ಮತ್ತೆ ಹೋರಾಟಕ್ಕೆ ಇಳಿತಾರೆ. ಅಂದ್ರೆ ಆದ್ರೆ ಅವರ ತುಡಿತ ಇತ್ತಲ್ಲ, ಅಂದ್ರೆ ಹೋರಾಟದ ಮನೋಭಾವನೆ ಇತ್ತಲ್ಲ, ಮತ್ತೆ ಬೇಕೇ ಬೇಕು ಅನ್ನುವಂಥ ತುಡಿತ ಇತ್ತಲ್ಲ, ಅದು ಬಹಳ. ಯಾಕಂದ್ರೆ 200 ವರ್ಷಗಟ್ಟಲೆ ದಾಸ್ಯವನ್ನ ಅನುಭವಿಸಿ ಅದನ್ನ ಹೊರಗೆ ಬರೋದು ಅಷ್ಟು ಸುಲಭ ಇಲ್ಲ. ಮತ್ತೆ ಇಲ್ಲಿ 800ರಲ್ಲೇ ಸ್ವತಂತ್ರ ಹೋರಾಟಗಳು ನಡೀತಿತ್ತು ಅಂತ ನೆನಪಿಟ್ಕೊಳ್ಬೇಕು ನಾವು. ಬಹಳ ಹಿಂದೆ ನಗರ ದಂಗೆಗಳನ್ನ ಯೋಚನೆ ಮಾಡಿದ್ರೆ ನಾವು, ನಗರ ದಂಗೆಯೂ ಸಹ ಈ ಮೈಸೂರು ರಾಜ್ಯರ ಆಡಳಿತ ಇದ್ರೂ ಸಹ ಬ್ರಿಟಿಷರ ನೆರವಿನ ಮೂಲಕವೇ ಆ ಮೈಸೂರು ಆಡಳಿತ ನಡೆದಿಂದ ನೇರವಾಗಿ ಬ್ರಿಟಿಷರಿಗೆ ಸಂಬಂಧಪಟ್ಟಂತೆ ಇತ್ತು. ಯಾಕಂದರೆ ಕಂದಾಯವನ್ನು ಇಲ್ಲಿ ಶಿವಪ್ಪನಾಯಕ ಆಡಳಿತ ಮಾಡೋ ಕೆಳದಿಯಾಸರು ಶಿವಪ್ಪನಾಯಕ ಆಡಳಿತ ಮಾಡಿದ ಒಂದು ಕಂದಾಯದ ವ್ಯವಸ್ಥೆ ಬಂದದ್ದು ಶಿಸ್ತು ಅಂತ ಕರೆದು. ಇದು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಈ ನೀರಾವರಿ ಇದ್ದವರಿಗೆ ಬೇರೆ, ನೀರಾವರಿ ಇಲ್ದಿದ್ದ ಭೂಮಿಗೆ ಬೇರೆ ಥರ, ಬೆಳೆ ಎಷ್ಟು ಚೆನ್ನಾಗಿ ಬರುತ್ತೋ ಅಲ್ಲಿ ಬೇರೆ ಕಂದಾಯ, ಬೆಳೆ ಇಲ್ಲದೆ ಬೇರೆ. ಏಕರೀತಿಯ ಕಂದಾಯ ಇರಲಿಲ್ಲ, ಆ ಜಮೀನಿನ ಕಸುವು ಬೆಳೆ ಆಧರಿಸಿ ಕಂದಾಯ ವ್ಯವಸ್ಥೆ ಇತ್ತು. ಹಾಗಾಗಿ ಇದು ಎಲ್ಲರಿಗೂ ಒಪ್ಪಿಗೆ ಆದಂಥ ವ್ಯವಸ್ಥೆ ಆಗಿತ್ತು. ಹಾಗಾಗಿ ರೈತರು ಇಲ್ಲಿ ಬಹಳ ವಿಶೇಷವಾಗಿ ಈ ಕಂದಾಯ ವ್ಯವಸ್ಥೆನ ತುಂಬ ಒಪ್ಪಿಕೊಂಡಿದ್ರು ಮತ್ತು ಪ್ರಾಮಾಣಿಕವಾಗಿ ಕಂದಾಯ ಕಟ್ತಿದ್ರು. ಆದರೆ 800 ಸಂದರ್ಭದಲ್ಲಿ ಬ್ರಿಟಿಷ್ ಯಾವಾಗ ಆಗಮಿಸ್ತ ಮಾಡಿದ್ರು ಅವಾಗ ಏಕರೂಪ್ಯ ಕಂದಾಯ ಮಾಡಿಬಿಟ್ರು, ಎಲ್ಲರಿಗೂ ಒಂದೇ ಥರ ಕಂದಾಯ ಮಾಡಿದ್ರು. ಕಂದಾಯ ವಸೂಲು ಮಾಡೋರು ವಿಪರೀತ ಕಂದಾಯ ವಸೂಲು ಮಾಡ್ತಿದ್ರು, ಅದನ್ನು ತಡಿಲಿಕ್ಕೆ ಸಾಧ್ಯ ಆಗಲಿಲ್ಲ. ಆಗ ಬೂದಿ ಬಸಪ್ಪ ನಾಯಕ ಅಂತ ಒಬ್ಬ ವ್ಯಕ್ತಿ ಚನ್ನಗಿರಿಯವನು, ಅವರು ನೇತೃತ್ವ ತಗೊಂಡು ದೊಡ್ಡ ಮಟ್ಟದ ಹೋರಾಟ ಆಯಿತು. ಅದು ಅಲ್ಲಿ ಹೆಚ್ಚು ಕಡಿಮೆ 100 ಜನ ಸೈನಿಕರು ಸತ್ತರು. ಅವಾಗ ನಮ್ಮ ನಗರಕ್ಕೆ ಹೋಗ್ತೀನಿ ಅಂದರೆ ಹೆಣ ಹೊರಕ್ಕೆ ಕೇಳೋರು, ಅಮ್ಮಕ್ಕೆ ನಡೆದಿದ್ದೆ ಅಂತ.
2: ಸೊ ಹಾಗೆಯೇ ನೀವು ಹೇಳ್ತಾ ಇದ್ರಿ ಯಾವೆಲ್ಲ ರೀತಿ ಹೋರಾಟ ನಡೀತು ಅಂತ ಹೇಳಿ. ಹಾಗೆಯೇ ಗಾಂಧೀಜಿಯವರು ನಮ್ಮ ಶಿವಮೊಗ್ಗಕ್ಕೆ ಬಂದಿದ್ರು ಅಂತ ಹೇಳಿ ಹೇಳ್ತಾ ಇದ್ರಿ. ಕೇಳುಗರಿಗೆ ಒಂದು ಪ್ರಶ್ನೆ ಇದೆ, ಗಾಂಧೀಜಿಯವರು ನಮ್ಮ ಶಿವಮೊಗ್ಗಕ್ಕೆ ಬಂದಿದ್ರು, ಅವರು ಶಿವಮೊಗ್ಗದಲ್ಲಿ ಯಾವೆಲ್ಲ ಪ್ರದೇಶಗಳಿಗೆ ಅವರು ಹೋಗಿದ್ರು ಅಂತ ಹೇಳಿ ನೀವು ಮೆಸೇಜ್ ಮಾಡಿ ತಿಳಿಸ್ಬೇಕು. ನಿಮಗಿರುವಂತಹ ಪ್ರಶ್ನೆ, ಗಾಂಧೀಜಿಯವರು ಶಿವಮೊಗ್ಗಕ್ಕೆ ಭೇಟಿ ನೀಡಿದಾಗ ಅವರು ಯಾವೆಲ್ಲ ಸ್ಥಳಗಳಿಗೆ ಭೇಟಿಯನ್ನ ನೀಡಿದ್ರು ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ನೀವು ಮೆಸೇಜ್ ಮಾಡುವುದರ ಮೂಲಕವಾಗಿ ಉತ್ತರವನ್ನ ತಿಳಿಸಬಹುದು. ಮೆಸೇಜ್ ಮಾಡಬೇಕಾಗಿರೋ ಸಂಖ್ಯೆ 9686926 9680962799. ಈ ಸಂಖ್ಯೆಗೆ ನೀವು ನಿಮ್ಮ ಉತ್ತರವನ್ನ ಮೆಸೇಜ್ ಮಾಡುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಸೊ ಹಾಗೆ ಸಾಕಷ್ಟು ವಿಚಾರವನ್ನ ಮಾತನಾಡ್ತಾ ಇದ್ವಿ ಸರ್. ಹಾಗೆ ನೀವು ಯಾವೆಲ್ಲ ರೀತಿ ಇವಾಗ ನೀವು ಹೇಳ್ತಾ ಇದ್ರಿ, ಪ್ರಾಣ ಕೊಟ್ಟಾದ್ರೂ ಕೂಡ ಏನೇ ಆದ್ರೂ ಪರವಾಗಿಲ್ಲ, ಸ್ವಾತಂತ್ರ್ಯ ಬೇಕು ಅನ್ನುವಂತಹ ಮನೋಭಾವ ಇತ್ತು ಅಂತ ಹೇಳಿ. ಹಾಗೆ ನಮ್ಮ ಶಿವಮೊಗ್ಗದಲ್ಲಿನ ಜನರು ಕೂಡ ತುಂಬಾನೇ ಹೋರಾಟಗಳಲ್ಲಿ ಭಾಗವಹಿಸಿದ್ರು, ಅವರ ಮನಸ್ಥಿತಿಗಳು ಹೇಗಿತ್ತು, ಅವರು ಹೇಗೆ ತರೋ ಇದ್ರು ಹೋರಾಟ ಮಾಡ್ಲಿಕ್ಕೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ರಿ. ಹಾಗೇನೆ ಈಗ ಗಾಂಧೀಜಿಯವರ ಬಗ್ಗೆ ಮಾತನಾಡೋದಾದ್ರೆ ಹೇಳಿ ಸರ್, ಗಾಂಧೀಜಿಯವರು ಶಿವಮೊಗ್ಗಕ್ಕೆ ಬರ್ಲಿಕ್ಕೆ ಮುಖ್ಯ ಕಾರಣ ಏನಾಗಿತ್ತು?
3: ಮುಖ್ಯ ಕಾರಣ ಅಂತ ಹೇಳಿದ್ರೆ, ಗಾಂಧೀಜಿಯವರು 25 ಬೆಳಗಾವಿ ಅಧಿವೇಶನಕ್ಕೆ ಭಾಗವಹಿಸ್ತಾರೆ. ಹಾಗೆ ಬೆಳಗಾವಿ ಅಧಿವೇಶನಕ್ಕೆ ಶಿವಮೊಗ್ಗದಿಂದ ಹೋದಂಥವ್ರು ಗಾಂಧೀಜಿಯವ್ರನ್ನ ಶಿವಮೊಗ್ಗಕ್ಕೆ ಬನ್ನಿ ಅಂತ ಆಹ್ವಾನ ಮಾಡ್ತಾರೆ. ಅಂದರೆ ಅವ್ರ ಒತ್ತಾಯ ಮೇರೆಗೆ, ಅಂದರೆ 2 ವರ್ಷ ಸತತವಾಗಿ ಪ್ರಯತ್ನಗಳು ನಡೀತಿದೆ ಅದ್ರ ಜೊತೆಗೆ ಅವ್ರನ್ನ ಗಾಂಧೀಜಿಯವ್ರನ್ನ ಕರ್ಕೊಂಡು ಬರಬೇಕು ಅಂತ. ಕಾರಣ ಇಷ್ಟೇ, ಮಲೆನಾಡು ಹೆಬ್ಬಾಗ್ಲು ಮತ್ತು ಈ ಶಿವಮೊಗ್ಗದಲ್ಲಿ ಈ ಚಳವಳಿ ತುಂಬ ಅಂದರೆ ದೊಡ್ಡ ಮಟ್ಟಕ್ಕೆ ನಡಿಬೇಕು ಮತ್ತು ತುಂಬ ವೇಗ ಪಡ್ಕೊಳ್ಬೇಕು ಅಂತ. ಅಲ್ಲಿಂದ ಕಿಂತ ಮುಂಚೆ ನಡೀತಿತ್ತು, ಅಂದರೆ ಚಳವಳಿ ನಡೀತಿತ್ತು ಯಾವಾಗಲೂ ಸಹ. ಯಾವುದೇ ಚಳವಳಿ ಆಗಲಿ, ಒಂದು ದೊಡ್ಡ ನಾಯಕರು ಬಂದು ಹೋದ್ಮೇಲೆ ಅದ್ರ ವೇಗ ಬೇರೆ ಇರುತ್ತೆ, ಅದ್ರದ ಪ್ರಖರತೆ ಬೇರೆ ಇರುತ್ತೆ. ಹಾಗೆ ಗಾಂಧೀಜಿಯವರು ಇಲ್ಲಿ ಬಂದಮೇಲೆ ಇಲ್ಲಿಯ ವೇಗ ಜಾಸ್ತಿ ಇತ್ತು, ಪ್ರಖರತೆ ಜಾಸ್ತಿ ಆಯಿತು. ಈ ನಿಮಗೆ ರಾಮನಷ್ಟಿ ಪಾರ್ಕ್ನಲ್ಲಿ ಒಂದು ಸಭೆ ನಡೀತು. ಆ ಸಭೆಗೆ ಸಾಗರ, ಹೊಸನಗರ, ತೀರ್ಥಹಳ್ಳಿ, ಶಿಕಾರಿಪುರ, ಸೊರಬ, ಚನ್ನಗಿರಿ ಎಲ್ಲ ಭಾಗಗಳಿಂದ ಸಾಕಷ್ಟು ಜನ ಬಂದರು. ಅವರಿಗೆಲ್ಲ ಗೊತ್ತಿತ್ತು ಮುಂದೆ ನಾವೆಲ್ಲರೂ ಅರೆಸ್ಟ್ ಆಗ್ತೀವಿ ಅಂತ, ಆದರೂ ಅದಕ್ಕೆ ಕಿವಿಗೊಡದೆ ಬಂದರು. ಮತ್ತು ಇವತ್ತಿನ ಹಾಗೆ ಬಸ್ಸಿನ ವ್ಯವಸ್ಥೆನ ಅವಾಗಿಂದ ಇರಲಿಲ್ಲ, ನಡ್ಕೊಂಡು ಬಂದು ಇದರಲ್ಲಿ ಅಂದರೆ ಎತ್ತಿನ ಗಾಡಿ ಹಾಗೆ ಸಾಕಷ್ಟು ಜನ. ಅಂದರೆ ಗಾಂಧೀಜಿಯವರ ಹೆಸರು ಯಾವ ಮಟ್ಟಕ್ಕಿತ್ತು ಅಂತ ಯೋಚನೆ ಮಾಡಿ, ಬರೀ ಅವ್ರ ಹೆಸರಿಗಾಗಿಯೇ ಅಷ್ಟೊಂದು ಜನ ಅಲ್ಲಿ ಬಂದು ಸೇರಿದರು. ಆ ಥರದಿತ್ತು. ಅವತ್ತು ಕೊಡ್ತಪ್ಪನ ಛತ್ರ ಅಂತ ಇದೆ ಅಲ್ಲಿ, ಈ ನಾಗಪ್ಪ ಶೆಟ್ಟರವರೆಲ್ಲ ಅವರಿಗೆ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲ ಮಾಡ್ತಿದ್ರು. ನಾಗಶೆಟ್ಟರು ಆ ಥರದವರೆಲ್ಲ ಒಂದಿಷ್ಟು ವ್ಯವಸ್ಥೆ ದೃಷ್ಟಿನಲ್ಲಿ ಭಾಳ ದೊಡ್ಡ ಕೆಲಸ ಮಾಡಿದ್ರು. ಯಾಕಂದ್ರೆ ಬಂದವತ್ತವ್ರಿಗೆ ಅಲ್ಲಿ ಆಗದೆ ಇದ್ರೆ ಕಷ್ಟ ಇತ್ತು. ಇಲ್ಲಿ ಭಾಳ ದೊಡ್ಡದಂತ ಹೇಳಿದ್ರೆ ಇನ್ನೊಂದು ಕಾರ್ಮಿಕರ ಹೋರಾಟ ನಡೀತಿಲ್ಲಿ. ಬಿಎಸ್ಎಲ್ಲಲ್ಲಿ ಇರುವಂಥ ಕಾರ್ಮಿಕರು ಈ ಗಾಂಧೀಜಿಯವರ ಕರೆಗೆ ಹೋಗ್ಬಿಟ್ಟು ಅವರು ಬಿಎಸ್ಎಲ್ಲಲ್ಲೇ ಕಾರ್ಮಿಕರ ಹೋರಾಟ ದೊಡ್ಡದಾಗಿ ನಡೀತು. ಆ ಸಂದರ್ಭದಲ್ಲಿ ಸಾಕಷ್ಟು ಕಾರ್ಮಿಕರನ್ನ ಅಲ್ಲಿಂದ ಹೊರಗೆ ಹಾಕಿದ್ರು ಮತ್ತು ಅವ್ರ ಮೇಲೆ ಪೊಲೀಸ್ನವರ ನಿಗಾ ಇಡೋಕೆ ಸ್ಟಾರ್ಟ್ ಆಯಿತು. ಆಗ ಸಾಕಷ್ಟು ಜನ ಶಿವಮೊಗ್ಗಕ್ಕೆ ಬಂದರು. ಶಿವಮೊಗ್ಗಕ್ಕೆ ಬಂದವ್ರನ್ನ ಇಲ್ಲಿ ಒಂದು 300 ಅವಲಕ್ಕಿಗಳನ್ನ ಸ್ಟಾಕ್ ಮಾಡಿದಂತೆ ಕೊಡ್ತಪ್ಪ ಇದರಲ್ಲಿ, ಬೆಲ್ಲ ಮತ್ತು ಕಾಯಿ ಅಂಥವೆಲ್ಲ ಸ್ಟಾಕ್ ಮಾಡಿದಂತೆ. ಆ ಬಂದಂಥವ್ರಿಗೆ ಇಲ್ಲಿ ಆಶ್ರಯ ಕೊಟ್ಟು ಅವರಿಗೆ ಊಟದ ವ್ಯವಸ್ಥೆ ಎಲ್ಲ ಮಾಡ್ತಿರ್ತಾರೆ. ಅಂದರೆ ಯೋಚನೆ ಮಾಡ್ಬೇಕು ನಾವು, ಬರೀ ಹೋರಾಟ ಸಾಕಾಗಲ್ಲ, ಹೋರಾಟದ ಹಿಂದೆ ಇಂಥದ್ದೊಂದು ವ್ಯವಸ್ಥೆನೂ ಬೇಕು. ಎಲ್ಲಿ ವ್ಯವಸ್ಥೆ ಮತ್ತು ಯೋಜನೆ ಚೆನ್ನಾಗಿರುತ್ತೋ ಆ ಹೋರಾಟ ಯಶಸ್ವಿ ಆಗ್ತಿತ್ತು. ಶಿವಮೊಗ್ಗದಲ್ಲಿ ಅದು ತುಂಬ ಚೆನ್ನಾಗಿ ಆಗ್ತಿತ್ತು. ಬೇರೆ ಕಡೆ ಹೇಗಿತ್ತು ಗೊತ್ತಿಲ್ಲ, ಬಟ್ ಶಿವಮೊಗ್ಗದಲ್ಲಿ ವ್ಯವಸ್ಥೆ ಮತ್ತು ಯೋಜನೆಗಳು ಹೇಗೆ ನಡಿಬೇಕು, ಪ್ಲಾನಿಂಗ್ಸ್ ತುಂಬ ಚೆನ್ನಾಗಿ ನಡೀತು. ಇಲ್ಲಿ ಕೆಲವು ಪತ್ರಿಕೆಗಳ ಮೂಲಕ ಅಂದರೆ ಕೈ ಕರಪತ್ರದ ಮೂಲಕವೂ ಸಹ ಸಾಕಷ್ಟು ಪ್ರಚಾರಗಳು ಆಗ್ತಾಯಿತ್ತು. ಗುಪ್ತವಾಗಿ ತುಂಬ ಜನ ಕೆಲಸ ಮಾಡ್ತಾಯಿದ್ರು. ಮೇನ್ ಸ್ಟೇಜ್ ಸ್ವಲ್ಪ ಜನ ಇದ್ರು, ಗುಪ್ತವಾಗಿ ತುಂಬ ಜನ ಕೆಲಸ ಮಾಡ್ತಿದ್ರು. ಈ ಗುಪ್ತವಾಗಿ ಕೆಲಸ ಮಾಡುವಂಥವ್ರು ಹಳ್ಳಿ ಹಳ್ಳಿ ಹೋಗಿ ಇದ್ರ ಪ್ರಚಾರ ಮಾಡ್ಲಿಕ್ಕೆ ಸುಟ್ಟಿಕೊಂಡಿದ್ರು. ಬೇರೆ ಬೇರೆ ಇದು ಮಾಧ್ಯಮಗಳನ್ನು ಬಳಸ್ಕೊಂಡ್ರು. ಯಾವಾಗ ಜನಪದ ತುಂಬ ಹೆಸರು ಮಾಡ್ತು, ಅಂದರೆ ಲಾವಣಿಗಳು ತುಂಬ ದೊಡ್ಡದಾಗಿ ಕೆಲಸ ಮಾಡ್ತು, ಶ್ರೀಸೂರೆಲ್ಲ ತುಂಬ ದೊಡ್ಡ ಲಾವಣಿಗಳು ದೊಡ್ಡ ಕೆಲಸ ಮಾಡ್ತು. ಹಾಗೆ ನಮ್ಗೆ ಇಗ್ಗಿಗಿ ಜೋಗಿಯರು ಅವ್ರ ಪದಗಳು ತುಂಬ ದೊಡ್ಡ ಕೆಲಸ ಮಾಡ್ತು. ಮತ್ತೆ ಹರಿಕತೆ, ನಿಮಗೆ ಇಲ್ಲಿ ರಾಮನ ಶೆಟ್ಟಿ ಪಾರ್ಕ್ನಲ್ಲಿ ಒಂದು ಕಾರ್ಯಕ್ರಮ ಆಯಿತು, ಅಲ್ಲಿ ಶೇಷಾದ್ರಿ ಶಾಸ್ತ್ರಿ ಅಂಥೇಳಿ ಅವರು ಒಂದು ಹರಿಕತೆ ಸ್ಟಾರ್ಟ್ ಮಾಡಿದ್ರು. ಈ ಹರಿಕತೆ ಎಷ್ಟು ಜೋರಾಗಿ ನಡೀತು ಅಂತ ಹೇಳಿದ್ರೆ, ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 4 ಗಂಟೆವರೆಗೂ ಸಹ ಹರಿಕತೆ, ಗಾಂಧಿ ಕುರಿತು ಹರಿಕತೆ ಬಂತು.
2: ಗಾಂಧೀಜಿಯವರು ಬಗ್ಗೆನೇ
3: ಹರಿಕತೆಗಳಲ್ಲೂ ಸಹ ಪುರಾಣ ಸಂಬಂಧಪಟ್ಟಾಗ ಮಾಡ್ತಿದ್ದು, ಆದ್ರೆ ಮೊಟ್ಟ ಮೊದಲ ಬಾರಿಗೆ ಗಾಂಧೀಜಿ ಕುರಿತೇ ಹರಿಕತೆ ಆರಂಭ ಆಯ್ತು. ಅಂದ್ರೆ ಅದು ಎಷ್ಟು ಆ ಮಟ್ಟಕ್ಕೆ ಅವರು ಅಂದ್ರೆ ಜನ ಕಾಯ್ತಾ ಕೂತಿದ್ರು. ರಾತ್ರಿ 9 ಗಂಟೆ ಬೆಳಗ್ಗೆ 4 ಗಂಟೆ ತನಕ ಒಬ್ರು ಎದ್ದು ಹೋಗದೆ ಕೇಳಿಸ್ಕೊಂಡ್ರು. ಅದ್ ಕೇಳಿಸ್ಕೊಂಡು ಮಾಡಿಸಿಂದನೆ ಕಂಪ್ಲೀಟ್ ಡಬಲ್ ಆಯ್ತು. ಅಂದ್ರೆ ಇವತ್ತು ನಾವು ಲೆಕ್ಕ ಹಾಕಿದ್ರೆ 150 ಜನ ಸ್ವತಂತ್ರ ಹೋರಾಟ ಗಾಂಧಿ ಬಜಾರ್ನಲ್ಲಿ ಇದ್ದಾರೆ. ಗಾಂಧಿ ಬಜಾರ್ ರೋಡಲ್ಲೇ 150 ಜನ ಸ್ವತಂತ್ರ ಹೋರಾಟಗಾರರಿದ್ದಾರೆ. ಟೋಟಲಿ 1400 ಜನ ನಮ್ಮ ಶಿವಮೊಗ್ಗದಲ್ಲಿ ಸಿಗ್ತಾರೆ, 100 ಜನ ಇಲ್ಲೇ ಇದ್ದಾರೆ. ಅಷ್ಟು ದೊಡ್ಡ ಮಟ್ಟದ ಹೋರಾಟಗಾರರು ಅಲ್ಲಿ ನಡೀತದೆ ಹಂಗಿರುತ್ತೆ.
2: ಸೊ ಹಾಗೆ ಈಗ ಒಂದು ಕರೆ ಸಿದ್ಧವಾಗಿದೆ, ಮಾತನಾಡಿಸೋಣ ಸರ್. ಹಲೋ
0: ಹಲೋ, ನಮಸ್ತೆ ಮೇಡಮ್.
2: ಹಲೋ, ನಮಸ್ತೆ.
0: ನಮಸ್ತೆ ಮೇಡಮ್, ಅದೇ ನೀವೀಗ ಬಂದಿದ್ದ ಜಾಗಗಳಂತ.
2: ಹಲೋ
0: ಹಲೋ,
2: ಓಕೆ, ಕರೆ ಕಟ್ ಆಗಿದೆ, ಬಹುಶಃ ಏನೋ ಸಮಸ್ಯೆ ಆಗಿರಬಹುದು, ನೋಡೋಣ ಕರೆ ಹಾಗೆ ಮಾತನ್ನ ಮುಂದುವರಿಸೋಣ. ಹಾಗೆ ಸರ್ ಹೇಳ್ತಾ ಇದ್ರಿ, ಯಾವ ರೀತಿ ಹರಿಕತೆ ಮೂಲಕ ಯಾವ ರೀತಿ ನಡೀತಾ ಇತ್ತು ಅಂತ ಹೇಳಿ, ಹಾಗೇನೆ ಗೋವಿನ ಹಾಡನ್ನ ಕೂಡ ಸ್ವಾತಂತ್ರ್ಯ ಸಂಗ್ರಾಮ ಟೈಮಲ್ಲೇ, ಸ್ವಾತಂತ್ರ್ಯ ಹೋರಾಟ ಟೈಮ್ನಲ್ಲೇ ಮಾಡಿದ್ದು ಅಂತ ಹೇಳಾಗುತ್ತೆ.
3: ಗೋವಿನ ಹಾಡಿನ ವಿಶೇಷ ನೋಡಿ, ನಿಮ್ಗೆ ಸರ್ಫರಾಜ್ ಖಾನ್ ಅಂತ ಹೇಳಿ ಸಾಹಿತಿಗಳು ಬರೀತಾರೆ ಅದ್ರ ಬಗ್ಗೆ, ಮತ್ತೆ ನಮ್ಮ ನಿನಾಸಂನಲ್ಲಿ ಸುಬ್ಬಣ್ಣ ಅವರು ಸಹ ಅದು ಸಂಬಂಧಪಟ್ಟಂಗೆ ಮಾತಾಡಿ, ಗಾಂಧಿ ಮತ್ತು ಗೋವಿನ ಹಾಡು ಅಂತ ಒಂದು ಪದ್ಯ ಬರುತ್ತೆ. ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಗೋವಿನ ಹಾಡನ್ನ ಕಂಪ್ಲೀಟ್ ಗಮನಿಸಿದ್ರೆ ನಾವು, ಹುಲಿ ಹಸು ನೋಡಿ ಆತ್ಮಹತ್ಯೆ ಮಾಡ್ಕೊಳುತ್ತೆ. ನ್ಯಾಚುರಲ್ ಆಗಿ ಅಲ್ಲ ಅನ್ಸ್ತದೆ, ಇದ್ರ ಹಿಂದೇನು ಜನ ನಮ್ಕಿಂತನೂ ಬುದ್ಧಿವಂತರಿದ್ರ ಆ ದಿನಗಳಲ್ಲಿ ಅಂತ. ಈ ಗೋವಿನ ಹಾಡು ಹೇಳ್ತಾ ಹೇಳ್ತಾ ಅವ್ರಿಗೆ ಗೊತ್ತಾಯ್ತಿದ್ದು, ಇಲ್ಲಿ ಹುಲಿ ಅಂದ್ರೆ ಯಾರು, ಹಸು ಅಂದ್ರೆ ಯಾರು. ಹಸು ಅಹಿಂಸಾತ್ಮಕ ಸತ್ಯಾಗ್ರಹದ ಒಂದು ಪ್ರತೀತವಾಗಿ ನಿಂತ್ಕೊಂಡ್ರೆ, ಹುಲಿ ಈ ಬ್ರಿಟಿಷನ್ನ ಪ್ರತಿನಿಧಿಸ್ತಾ ಬಂತು. ಹಾಗಾಗಿ ಇಲ್ಲಿ ಅಹಿಂಸಾತ್ಮಕ ಸತ್ಯಾಗ್ರಹ ಜಾಸ್ತಿ ಆದಷ್ಟು ಹುಲಿ ಸಾಯ್ತೆ. ಎರಡನೇದಾಗಿ ಇನ್ನೊಂದು ಗಮನಿಸ್ಬೇಕು ನಾವಲ್ಲಿ, ಈ ಹಿಂಸೆಗೆ ಧೈರ್ಯ ಇಲ್ಲ ಅಂತ, ಅಹಿಂಸೆಗೆ ಹೆಚ್ಚು ಧೈರ್ಯ ಬರ್ತದೆ, ಧೈರ್ಯ ಇದೆ ಅನ್ನೋದ ಅಲ್ಲಿ ಪ್ರತಿಬಿಂಬಿಸ್ತಾ ಹೋಗ್ತಾರೆ. ಹಿಂಸಾತ್ಮಕ ಏನ್ ಯಾವ್ದು ನಡೀತದೆಯೋ ಅವರಿಗೆ ಎಲ್ಲೋ ಒಂದ್ ಕಡೆ ಬೇರೆ ರೀತಿಯ ಭಯದ ಜೊತೆಗೆ ಅವರು ಫೈಟ್ ಮಾಡ್ಬೇಕು ಮಾಡ್ತಾ ಇರ್ತಾರೆ. ತುಂಬಾ ಧೈರ್ಯವಂತರು ಇದ್ರೂ ಸಹ ಭಯದ ಜೊತೆಗೆ ಫೈಟ್ ಮಾಡ್ಬೇಕು ಅಂತ. ಹಾಗಾಗಿ ಹುಲಿ ಎಷ್ಟೇ ಕ್ರೌರ್ಯವಾಗಿದ್ರೂ ಸಹ ಅದು ವಾಪಸ್ ಹಸು ಬರುತ್ತೆ ಅನ್ನೋ ನಿರೀಕ್ಷೆ ಇರಲಿಲ್ಲ. ವಾಪಸ್ ಹಸು ಬರುತ್ತೆ ಅನ್ನೋ ನಿರೀಕ್ಷೆ ಎದುರುಗಡೆ ಬಂದ ತಕ್ಷಣ ಅದಕ್ಕೆ ಏನ್ ಮಾಡ್ಕೊಳ್ಬೇಕು ಗೊತ್ತಾಗದೆ ಅದು ಆತ್ಮಹತ್ಯೆ ಮಾಡ್ಕೊಳ್ತದೆ. ಹಾಗೆ ಈ ಬ್ರಿಟಿಷರು ನಮ್ಮ ಚಳವಳಿ ಬಹಳ ದೊಡ್ಡ ಮಟ್ಟಕ್ಕೆ ನಡೆದ್ರೆ, ಹಿಂಸಾತ್ಮಕ ಚಳವಳಿ ನಿಂತ್ಕೊಂಡ್ರೆ ಅವ್ರಿಗೇನು ಮಾಡೋಕ್ಕಾಗಲ್ಲ. ಹಿಂಸೆ ಮಾಡೋರಿದ್ರೆ ಅವ್ರ ಮೇಲೆ ಹಿಂಸಾತ್ಮಕ ಪ್ರಯತ್ನ ಮಾಡ್ಬೋದು. ಹಿಂಸೆನೇ ಮಾಡದೆ ಅವರು ಅಸಹಕಾರ ಮೂಲಕ ಈ ಥರ ಬೇರೆ ಬೇರೆ ಬಗೆಗಳಲ್ಲಿ ಅವರು ಪ್ರಯತ್ನ ಮಾಡ್ತಾ ಇದ್ದಾಗ, ಹೋರಾಟ ನಡೆಸ್ತಾ ಇದ್ದಾಗ ಅವ್ರ ಮೇಲೆ ಏನೂ ಮಾಡೋಕ್ಕಾಗದೆ ಅವರು ಅದನ್ನು ಸೋಲ್ತಾ ಇದ್ರು. ಹಾಗಾಗಿ ಇದು ಸಹ ಆ ರೀತಿಯಾಗಿ ಜನಕ್ಕೆ ಅರ್ಥ ಆಯ್ತು ತುಂಬ ಚೆನ್ನಾಗಿ. ಹಳ್ಳಿ ಹಳ್ಳಿ ಹೋಗಿ ಇದ್ರದ ಹಾಡುಗಳನ್ನ ಹೇಳ ಸ್ಟಾರ್ಟ್ ಮಾಡಿದ್ರು. ಅವಾಗ ಅವ್ರಿಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಬಂದಾಗಿಂದ ಜನ ಇನ್ನೂ ಜಾಸ್ತಿ ಇದಕ್ಕೆ ಧುಮುಕ್ತಾ ಸ್ಟಾರ್ಟ್ ಆಯಿತು. ಅದು ಇಲ್ಲಿ ದೊಡ್ಡ ಮಟ್ಟಕ್ಕೆ ಜೋಗಿಯವರು ಮತ್ತು ಬೇರೆ ಬೇರೆಯವರು ಅದನ್ನು ಸಹ ಕೆಲಸ ಮಾಡ್ತಾ ಇದ್ರು.
2: ಸೊ ಹಾಗೆ ಇನ್ನೊಂದು ಕರೆ ಸಿದ್ಧವಾಗಿದೆ, ಮಾತನಾಡಿಸೋಣ. ಹಲೋ,
4: ನಮಸ್ತೆ ಮೇಡಮ್.
2: ನಮಸ್ತೆ,
4: ನಾವ್
2: ಆರಾಮಾಗಿದ್ದೀವಿ. ಶಿವಶರಣ ಸರ್ ಹೇಗಿದ್ದೀರಾ?
4: ನಾವು ಆರಾಮಾಗಿದ್ದೀವಿ ನೋಡಿ ಮೇಡಮ್, ತಾವಾಗಿದ್ದೀರಿ?
2: ನಾವು ಆರಾಮಾಗಿದ್ದೀವಿ ಸರ್. ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು
4: ತಮಗೂ ಕೂಡ ಮೇಡಮ್.
2: ಓಕೆ, ಸೊ ಹಾಗೆ ಹೇಗೆ ನಡೀತಾ ಇದೆ ಸರ್ ನಿಮ್ಮೂರಲ್ಲಿ ಸ್ವಾತಂತ್ರ್ಯೋತ್ಸವ?
4: ನೀವು ಚೆನ್ನಾಗಿ ನಡೀತಾ ಇದೆ ಮೇಡಮ್, ಚೆನ್ನಾಗಿ ನಡೀತಾ ಇದೆ. ಈಗ ಹೇಳ್ತಾ ಇದ್ರಲ್ಲ ಮೇಡಮ್ ಅವರು, ಸ್ವಾತಂತ್ರ್ಯದಲ್ಲಿ ಸಹಿತ ಹರಿಕಥೆಯಲ್ಲಿ ಸಹಿತ ನಮ್ಮ ಗಾಂಧೀಜಿಯವರ ಒಂದು ಪುರಾಣ ಬರುತ್ತೆ ಅಂತ ಹೇಳ್ತಾ ಇದ್ರಲ್ಲ, ಅದು ಬಹಳ ಸಂತೋಷ ಆಗ್ತಾ ಇದೆ ಮೇಡಮ್.
2: ನಿಜ ಸರ್.
4: ಹಾ, ಯಾಕಂತ ಕೇಳಿದ್ರೆ ಅವ್ರು ಸ್ವಾತಂತ್ರ್ಯ ತಂದು ಕೊಟ್ಟವ್ರು ಮೇಡಮ್ ಅವರು, ಮತ್ತೆ ಅವ್ರು ಎದುರಾಗಬೇಕಾದ್ರೆ ಬರ್ಲೇಬೇಕಲ್ಲ ಮೇಡಮ್.
2: ಹೌದು ಸರ್.
4: ಯಾಕಂತ ಕೇಳಿದ್ರೆ ಅವರೊಂದು ಆದರ್ಶ ಒಂದು ಒಂದು ವ್ಯಕ್ತಿ ಇರ್ಲ ಮೇಡಮ್ ಅವರು. ಎಲ್ಲಾರು ಕಲ್ತಾರೆ, ಎಲ್ಲಾರಿಗೆ ಮಹಾತ್ಮ ಅಂದೇ ಇಲ್ಲ ಮೇಡಮ್, ಅವ್ರಿಗೆ ಅಷ್ಟೇ ಅಂದಿದ್ದಾರೆ.
2: ನಿಜ ನಿಜ.
4: ಹಾ, ಉಳ್ಳಾರ್ಗೆ ಅನ್ಬೇಕಾಗಿತ್ತಲ್ಲ, ಎಲ್ಲಾರು ಜಗತ್ನ ರಗಡೆ ದೊಡ್ಡ ದೊಡ್ಡ ಎಲ್ಲ ಏನ್ ಬೇಕಾಯ್ತಲ್ಲ ಮಾಡಿ ಸಾಧನೆ ಮಾಡಿದವ್ರು ಇದಾರೆ. ಆದ್ರೆ ಅವ್ರನ್ನ ಬಿಟ್ಟರೆ ಮಹಾತ್ಮ ಯಾರಿಗೆ ಅಂದೇ ಇಲ್ಲ ಮೇಡಮ್.
2: ಹೌದು ಹೌದು ಸರ್.
4: ಹನ್ನೆರಡನೇ ಶತಮಾನದಾಗ ಬಸವಣ್ಣ ಅವ್ರಿಗೆ ಅಂದ್ರು, 20ನೇ ಶತಮಾನದಾಗ ಮಹಾತ್ಮ ಗಾಂಧೀಜಿ ಅವ್ರಿಗೆ ಅಂದ್ರು ಮೇಡಮ್. ಇದು ಮಾತ್ರ, ಇಷ್ಟು ಮಾತ್ರ ನಾನು ಹೇಳಕ್ ಕಷ್ಟ ಪಡ್ತೀನಿ ಮೇಡಮ್. ಅವ್ರು ಒಳ್ಳೆ ವ್ಯಕ್ತಿ, ಒಳ್ಳೆ ಅವ್ರ ಆದರ್ಶಗಳು, ಅವ್ರನ್ನ ನಾವು ಪಾಲನೆ ಮಾಡೋದು ವಾಗಿಯಪ್ಪ ಅಂತ ಕೇಳಿದ್ರೆ ನಾವ್ ಇನ್ನೂ ಸ್ವಲ್ಪ ನಮ್ಮ ದೇಶ ಮುಂದೆ ಬರುತ್ತೆ ಅಂತ ಹೇಳಕ್ ಕಷ್ಟ ಪಡ್ತೀನಿ ಮೇಡಮ್.
2: ಓಕೆ ಸರ್, ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ.
4: ಧನ್ಯವಾದ ಮೇಡಮ್, ಧನ್ಯವಾದ ಮೇಡಮ್.
2: ಥ್ಯಾಂಕ್ ಯು. ಎಸ್, ಶಿವಶರಣ ಅವರು ಹೇಳ್ತಾ ಇದ್ರು, ಒಂದೊಳ್ಳೆ ಮಾತನ್ನ ಹೇಳ್ತಾ ಇದ್ರು. ಎಲ್ರಿಗೂ ಕೂಡ ಮಹಾತ್ಮ ಅಂತ ಕರೆಯಲ್ಲ, ಮಹಾತ್ಮ ಗಾಂಧೀಜಿ ಅವ್ರಿಗೆ ಮಾತ್ರ ಮಹಾತ್ಮ ಅನ್ನುವಂತಹ ಹೆಸರು ಬಂದಿದೆ ಅಂತ.
3: ಅಂದ್ರೆ ಒಂದು ಪುರಾಣದ ಕಥೆಗಳಲ್ಲಿ ಗಾಂಧೀಜಿ ಅವ್ರನ್ನ ಇಟ್ಕೊಂಡೇ ಒಂದು 9 ಬೆಳಿಗ್ಗೆ 4 ತನಕ ಹರಿಕತೆ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಗಾಂಧಿ ವ್ಯಕ್ತಿತ್ವವನ್ನು ಎಷ್ಟು ದೊಡ್ಡ ಮಟ್ಟಕ್ಕೆ ಇದೆ ಅನ್ನೋದನ್ನ ಯೋಚನೆ ಮಾಡಬೇಕು. ಮತ್ತೆ ಎಷ್ಟು ಸರಳವಾಗಿದ್ದಾರೆ. ಯಾಕೆ ಇಷ್ಟು ಸರಳವಾಗಿದೆ ಅಂತ ಹೇಳಿದ್ರೆ, ಇವತ್ತಿನ ಗಾಜ್ನೂರ್ ಅವತ್ತು ತುಂಬಾ ಚಿಕ್ಕದು, ತುಂಬಾ ಸಣ್ಣದ, ತುಂಬಾ ಸಣ್ಣದು. ಅವತ್ತು ಈ ಹೊಸಳ್ಳಿ, ಗಾಜ್ನೂರು, ಸಕ್ಕರೆಬೈಲು, ಆ ಸುತ್ತಮುತ್ತಲಿನ ಜನ ಎಲ್ಲ ಸೇರಿ ಗಾಜೂರಲ್ಲಿ ಇತ್ತು. ಇವ್ರು ತೀರ್ಥಳ್ಳಿಗೆ ಹೋಗ್ತಾ ಇದ್ರು ಗಾಂಧೀಜಿಯವರು. August 17 ತೀರ್ಥಳ್ಳಿಗೆ ಹೋಗ್ತಾ ಇದ್ರು. ಆ ತೀರ್ಥಳ್ಳಿಗೆ ಹೋಗುವಾಗ ಗಾಜ್ನೂರಲ್ಲಿ ಅವ್ರನ್ನ ತಡೀತಾರೆ, ತಡೆಯಕ್ಕೆ ಪ್ರಯತ್ನ ಮಾಡ್ತಾರೆ. ಗಾಂಧೀಜಿ ಅವ್ರು ನೋಡಿದ್ರೆ ನಿಲ್ಲಿಸ್ಬಿಡ್ತಾರೆ. ತುಂಬಾ ಜನ ಇರ್ತಾರೆ, ಸ್ವಲ್ಪ ಚಿಕ್ಕ ಜನ ಇದ್ರು, ಆದ್ರೆ ಅವ್ರ ಆಸಕ್ತಿನ ಗಮನಿಸಿ ನಿಲ್ಲಿಸ್ತಾರೆ. ಅಂದ್ರೆ ಯೋಚನೆ ಮಾಡ್ಬೇಕು, ನಾವು ಇವತ್ತು ದೊಡ್ಡ ದೊಡ್ಡ ಹೆಸರು ಮಾಡಿದಂತವ್ರು ಹಂಗ ಸ್ವಲ್ಪ ಜನ ಇದ್ರೆ ನಿಲ್ಲಿಸೋದಿಲ್ಲ. ರಾಷ್ಟ್ರದ ಮಟ್ಟದಲ್ಲಿ ಇರುವಂತಹ ವ್ಯಕ್ತಿ ಒಂದ್ ಚಿಕ್ಕ ಹಳ್ಳಿನಲ್ಲಿ ಒಂದು ಜನ ಕೂತ್ಕೊಂಡು ನಾನು ನೋಡ್ಬೇಕು ಅಂತ ನಿಲ್ಲಿಸ್ತಾರೆ ಅಂತ ಹೇಳಿದಾಗ, ಅಲ್ಲಿ ನಿಲ್ಲಿಸಿ ಒಂದ್ 10 ಅಲ್ಲಿ ಒಂದ್ ಮರದ ಕೆಳಗಡೆ ನಿಂತ್ಕೊಂಡು ಅವ್ರ ಜೊತೆಗೆಲ್ಲ ಮಾತಾಡಿ ಅಲ್ಲಿಂದ ಹೊರಡ್ತಾರೆ. ಇವತ್ತು ಆ ಮರ ಗಾಜ್ನೂರಲ್ಲಿ ವೆಟರ್ನರಿ ಹಾಸ್ಪಿಟಲ್ ಎದುರುಗಡೆ ದೊಡ್ಡ ಮರ ಇದೆ, ಆ ಮರದಡಿಗೆ ಅವ್ರು ಸಭೆ ಮಾಡಿದ್ರು ಅಂತ ಇವತ್ತು ಆ ಮರ ಅಲ್ಲಿ ಇದೆ. ನೆನಪು ಮಾಡ್ಕೊಳ್ತಾರೆ, ತುಂಬಾ ಜನ ಅದನ್ನ ನೆನಪು ಮಾಡ್ಕೊಳ್ತಾರೆ. ಅಂದ್ರೆ ಗಾಂಧೀಜಿ ಎಷ್ಟು ಸರಳವಾಗಿದ್ರು ಅನ್ನೋದನ್ನ ನಾವು ಗಮನಿಸಬೇಕು.
2: ಹೌದು, ಓಕೆ ಸರ್, ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ಈಗ ಒಂದು ಬ್ರೇಕ್ ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಹಾಗೆ ನಾನಾಗ್ಲೇ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೆ, ಗಾಂಧೀಜಿಯವರು ಶಿವಮೊಗ್ಗದ ಯಾವ ಯಾವ ಸ್ಥಳಗಳಿಗೆ ಭೇಟಿ ನೀಡಿದ್ರು ಅಂತ ಹೇಳಿ, ಶಿವಮೊಗ್ಗದ ನಮ್ಮ ಶಿವಮೊಗ್ಗ ಊರಿನಲ್ಲಿರುವಂತಹ ಯಾವ ಯಾವ ಸ್ಥಳಗಳಿಗೆ ಭೇಟಿ ನೀಡಿದ್ರು ಅಂತ ಕೇಳ್ತಾ ಇದೆ. ಅದಕ್ಕೆ ಉತ್ತರವನ್ನ ನೋಡೋಣ ಏನು ಅಂತ ಹೇಳಿ. ಹಾಗೆ ನೀವು ಕೂಡ ಮೆಸೇಜ್ ಮಾಡೋದ್ರ ಮೂಲಕ ತಿಳಿಸ್ಕೊಡಬಹುದಾಗಿದೆ. ಹಾಗೆ ಈಗ ಒಂದು ಚಿಕ್ಕ ಬ್ರೇಕ್ ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಬ್ರೇಕ್ ನ ತಗೊಂಡು ಮತ್ತೆ ದಿನೇಶ್ ಸರ್ ಜೊತೆ ಮಾತನ್ನ ಮುಂದುವರಿಸ್ತೀನಿ. ನಮ್ಮ ಶಿವಮೊಗ್ಗದಲ್ಲಿ ಸ್ವಾತಂತ್ರ್ಯ ಹೋರಾಟ ಹೇಗೆ ನಡೀತು, ಗಾಂಧೀಜಿಯವರು ಬಂದು ಯಾವೆಲ್ಲ ಪ್ರದೇಶಗಳಿಗೆ ಬಂದಿದ್ರು, ಅವರು ಯಾವ ರೀತಿ ಇಲ್ಲಿನ ಜನಗಳಿಗೆ ಇನ್ನಷ್ಟು ಪ್ರೇರೇಪಿಸಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಶಾರ್ಟ್ ಬ್ರೇಕ್ ತಗೊಳ್ಳೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
9: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು. ನನ್ ಕೈ ಕಾಲೇ ಆಡ್ಲಿಲ್ಲ.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
10: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
11: ನಮ್ಮ ದೇಶ ಹೋರಾಟದ ಕಥೆಗಳ, ಸಂಸ್ಕೃತಿಯ ಬಣ್ಣಗಳ ಮತ್ತು ಸಿಹಿಯಾದ ಸಂಬಂಧಗಳ ದೇಶ. ಈ ಸುಂದರ ಭಾರತಕ್ಕೆ ನಮ್ಮ ಹೃದಯಪೂರ್ವಕ ನಮನ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇವತ್ತು ಸ್ವಾತಂತ್ರ್ಯೋತ್ಸವದ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಾಗೆಯೇ ಇವತ್ತು ಈಗ 10 ಗಂಟೆಯಿಂದ 11 ಗಂಟೆ ಸಮಯದಲ್ಲಿ ನಾವಿವತ್ತು ಮಾತನಾಡ್ತಾ ಇದ್ದಿದ್ದು ಶಿವಮೊಗ್ಗ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ. ಶಿವಮೊಗ್ಗದಲ್ಲಿ ಸ್ವಾತಂತ್ರ್ಯ ಹೋರಾಟ ಹೇಗೆಲ್ಲ ನಡೀತಿತ್ತು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಹಾಗೆಯೇ ನಮ್ಮ ಜೊತೆಗೆ ದಿನೇಶ್ ಹೊಸನಗರ ಸೇರಿದ್ದಾರೆ. ಹಾಗೆ ತುಂಬ ಚೆನ್ನಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರು. ಶಿವಮೊಗ್ಗದಲ್ಲಿ ಯಾವ ರೀತಿ ಹೋರಾಟ ನಡೀತಾ ಇತ್ತು, ಶಿವಮೊಗ್ಗದ ಜನರು ಯಾವ ರೀತಿ ತಯಾರಾಗಿದ್ರು ಸ್ವಾತಂತ್ರ್ಯ ಹೋರಾಟವನ್ನು ಮಾಡಲಿಕ್ಕೆ ಅನ್ನೋದಾಗಿ ಎಲ್ಲ ತಿಳಿಸ್ತಾ ಇದ್ರು. ಹಾಗೆ ನಾನೊಂದು ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದೆ. ಗಾಂಧೀಜಿಯವರು ಶಿವಮೊಗ್ಗಕ್ಕೆ ಬಂದಾಗ ಶಿವಮೊಗ್ಗದ ಯಾವೆಲ್ಲ ಸ್ಥಳಗಳಿಗೆ ಭೇಟಿ ನೀಡಿದ್ರು ಅಂತ ಹೇಳಿ ಕೇಳ್ತಾ ಇದ್ದೆ. ಸೊ ನೀವು ಕೂಡ ಮೆಸೇಜ್ ಮಾಡೋದ್ರ ಮೂಲಕ ತಿಳಿಸಬಹುದಾಗಿದೆ. ಹಾಗೆ ಸರ್, ಈಗ ಒಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ.
13: ಹಲೋ
2: ಹಲೋ
13: ಹಲೋ, ನಮಸ್ಕಾರ.
2: ನಮಸ್ತೆ, ಯಾರಿದು?
13: ನನ್ನ ಹೆಸರು ಸುರೇಶ್ ಅಂತ.
2: ಸುರೇಶ್ ಅವರು ಎಲ್ಲಿಂದ ಕರೆ ಮಾಡ್ತಿರೋದು ಸರ್?
13: ನಾವು ಬಾಗೇಪಲ್ಲಿಯಿಂದ.
2: ಬಾಗೇಪಲ್ಲಿಯಿಂದ, ಓಕೆ ಸರ್. ನಿಮ್ಮ ಊರಲ್ಲಿ ಸ್ವಾತಂತ್ರ್ಯೋತ್ಸವ ಇವತ್ತು ಹೇಗೆ ನಡೀತಾ ಇದೆ?
13: ಚೆನ್ನಾಗಿ ನಡೀತೈತೆ.
2: ಚೆನ್ನಾಗಿ ನಡೀತಿದ್ಯಾ? ಹೋಗಿದ್ರಾ ಸರ್, ನೀವೇನಾದ್ರೂ ಭಾಗಿಯಾಗಿದ್ರಾ ಸರ್?
13: ಹೋಗಿದ್ವಿ, ಬಂದ್ಬಿಟ್ಟಿತ್ತು.
2: ಓಕೆ ಓಕೆ ಸರ್. ಹಾಗೇನೆ ಹೇಗೆ ನೀವು ಇವಾಗ ಸ್ವಾತಂತ್ರ್ಯೋತ್ಸವವನ್ನ ಆಚರಿಸೋದಕ್ಕೂ, ನೀವು ಚೈಲ್ಡ್ಹುಡ್ ಡೇಸ್ ಅಲ್ಲಿ ಬಾಲ್ಯದಲ್ಲಿ ನೀವು ಆಚರಿಸೋದಕ್ಕೂ ಯಾವೆಲ್ಲ ರೀತಿ ವ್ಯತ್ಯಾಸ ಇದೆ, ಹಾಗೆ ಈಗ ಹೇಗ ಅನ್ಸುತ್ತೆ ಸರ್?
13: ಚೆನ್ನಾಗಿ ನಡೆಸೈತೆ, ಚೆನ್ನಾಗಿ ಡ್ಯಾನ್ಸ್ಗಳು ಅವು ಆಮೇಲೆ ಡ್ರಮ್ಸ್ ಎಲ್ಲ ಚೆನ್ನಾಗಿರುತ್ತೆ.
2: ಓಕೆ ಓಕೆ ಸರಿ ಸರ್.
13: ಹಲೋ,
2: ಹಾ ಹೇಳಿ ಸರ್.
13: ಅದೇ ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ಗಾಂಧಿ ತಾತ ಅವರು ಆಮೇಲೆ ಸಹಂತ್ರ ಅಂದ್ರೆ ಚೆನ್ನಾಗಿರುತ್ತಲ್ಲ, ಅದು ಹಬ್ಬ ಅಲ್ಲ, ಅದು ಚೆನ್ನಾಗಿರುತ್ತೆ. ನಮ್ಮೂರಲ್ಲಿ
2: ಕೂಡ ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಓಕೆ, ತುಂಬಾ ಚೆನ್ನಾಗಿ ನಡೀತಾ ಇದೆ ಸ್ವಾತಂತ್ರ್ಯೋತ್ಸವ, ಅವರೂರಲ್ಲಿ ಕೂಡ ಆಚರಿಸ್ತಾ ಇದೀವಿ ಅಂತ ಹೇಳ್ತಾ ಇದ್ರು. ಹಾಗೇನೇ ಆಗ್ಲೇ ಕೇಳ್ತಾ ಇದ್ದೆ, ಎಲ್ಲರೂ ಕೂಡ ಪ್ರಶ್ನೆಗೆ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ನಾನು ಕೇಳಿದ್ದು ಶಿವಮೊಗ್ಗದಲ್ಲಿ ಯಾವ್ಯಾವ ಊರಿಗೆ ಭೇಟಿ ನೀಡಿದ್ರು ಅಂತ ಹೇಳಿ. ಇವರು ಶಿವಮೊಗ್ಗ ಕೇವಲ ಶಿವಮೊಗ್ಗ ಜಿಲ್ಲೆಯ ಒಂದಷ್ಟು ಊರುಗಳನ್ನು ಮೆಸೇಜ್ ಮಾಡೋದ್ರ ಮೂಲಕ ತಿಳಿಸಿದ್ದಾರೆ. ಸೊ ಹಾಗಿದ್ರೆ ಸರ್, ದಿನೇಶ್ ಸರ್, ಗಾಂಧೀಜಿಯವರು ಶಿವಮೊಗ್ಗಕ್ಕೆ ಭೇಟಿ ನೀಡಿದಾಗ ಶಿವಮೊಗ್ಗದ ಯಾವೆಲ್ಲ ಸ್ಥಳಗಳಿಗೆ ಭೇಟಿ ನೀಡಿದ್ರು ಸರ್?
3: ಶಿವಮೊಗ್ಗದಲ್ಲಿ ಅಂದರೆ ಶಿವಮೊಗ್ಗ ಟೌನ್ ಗಮನಿಸಿದ್ರೆ ನಮಗೆ ಇವತ್ತಿನ ಗಾಂಧಿ ಬಜಾರ್, ಅದಕ್ಕೆ ಅಲ್ಲಿ ಓಡಾಡಿದ್ದಾರೆ ಅಂತ ಗಾಂಧಿ ಬಜಾರು, ರಮಣಿ ಶೆಟ್ಟಿ ಪಾರ್ಕ್ನಲ್ಲಿ ಸಭೆ ಮಾಡ್ತಿದ್ರು. ಅದಕ್ಕಿಂತ ವಿಶೇಷವಾಗಿ ನಿಮಗೆ ಗಾಂಧಿ ಪಾರ್ಕ್ನಲ್ಲಿ, ಇವತ್ತೇನು ಗಾಂಧಿ ಪಾರ್ಕ್ ಇತ್ತು ಮತ್ತು ಮೈದಾನ ಆ ಥರ ಆಗಿತ್ತು, ಅದನ್ನು ಅಲ್ಲಿ ಅವ್ರು ಭಾಷಣ ಮಾಡ್ತಾರೆ. ಅಲ್ಲಿ ದೊಡ್ಡ ಸಂಖ್ಯೆ, ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಸಂಖ್ಯೆ ದೊಡ್ಡ, ಭಾಳ ಅದ್ಭುತವಾದ ಭಾಷಣ ಆಗ್ತದೆ. ಆ ಭಾಷಣದಲ್ಲಿ ಮಾತಾಡ್ತಿರುವಾಗಲೇ ಜನ ಸ್ವಯಂವಾಗಿ ತಾವೇ ದೇಣಿಗೆ ನೀಡ್ತಾರೆ ತುಂಬ, ಅಂದರೆ ಸ್ವತಂತ್ರ ಹೋರಾಟಕ್ಕೆ ಗಾಂಧೀಜಿಯವರು ದೇಣಿಗೆ ನೀಡ್ತಾರೆ. ಅದು ಎಷ್ಟು ಅಂತ ಆಮೇಲೆ ಬೇಕಾದ್ರೆ ಮುಂದೆ ಹೇಳೋಣ.
2: ಸೊ ಅದರ ಪ್ರಶ್ನೆಯನ್ನು ನಮ್ಮ ಕೇಳುಗರಿಗೆ ಕೇಳೋಣ. ಗಾಂಧೀಜಿಯವರು ಗಾಂಧಿ ಪಾರ್ಕ್, ಈಗೇನು ನಮ್ಮ ಶಿವಮೊಗ್ಗದ ಗಾಂಧಿ ಪಾರ್ಕ್ ಇದೆ, ಅಲ್ಲಿಗೆ ಬಂದು ಭಾಷಣವನ್ನು ಮಾಡ್ತಾರೆ, ಹಾಗೆ ಅಲ್ಲಿಗೆ ಬಂದಂತಹ ಜನರ ಬಳಿ ದೇಣಿಗೆಯನ್ನು ಕೇಳ್ತಾರೆ. ನಮ್ಮ ಶಿವಮೊಗ್ಗದ ಜನ ದೇಣಿಗೆಯನ್ನು ನೀಡ್ತಾರೆ. ಆ ದೇಣಿಗೆಯನ್ನು ನೀಡಿದಂತಹ ಹಣ ಎಷ್ಟು ಅನ್ನುವಂತಹ ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ. ಸೊ ನಿಮ್ಮ ಉತ್ತರವನ್ನು ಮೆಸೇಜ್ ಮಾಡೋದ್ರ ಮೂಲಕ ತಿಳಿಸಬಹುದಾಗಿದೆ. ನಮ್ಮ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9686609926729. ಈ ಸಂಖ್ಯೆಗೆ ನೀವು ಮೆಸೇಜ್ ಮಾಡಿ ತಿಳಿಸಬಹುದಾಗಿದೆ. ಓಕೆ, ಹಾಗೆ ಈಗ ಒಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
14: ಹಲೋ,
2: ನಮಸ್ತೆ.
14: ನಮಸ್ಕಾರ ಮೇಡಮ್, ನಾವು ಶಾಂತಾಚಾರ ಬಡಿಗರ್ ಅಂತ.
2: ಶಾಂತಾಚಾರ್ಯ ಸರ್ ಹೇಗಿದ್ದೀರಾ?
14: ಚೆನ್ನಾಗಿದ್ದೀರಾ ಮೇಡಮ್, ನೀವು ಹೇಗಿದ್ದೀರಾ?
2: ನಾವು ಕೂಡ ಚೆನ್ನಾಗಿದ್ದೀವಿ ಸರ್. ತಿಂಡಿ ಆಯ್ತಾ?
14: ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡ್ಕೊಳ್ತೀರ ಮೇಡಮ್.
2: ಧನ್ಯವಾದಗಳು ಸರ್.
14: ನಮ್ಮ ಕೇಳುಗರಿಗೂ, ಶಿವಮೊಗ್ಗ ಎಪ್ಪೊಮ್ಮಕ್ಕೆ ನಿರೂಪಕರಿಗೂ 80th ಸ್ವತಂತ್ರ ವರ್ಷದ ಹಾರ್ದಿಕ ಶುಭಾಶಯಗಳು ಮೇಡಮ್.
2: ನಿಮಗೂ ಕೂಡ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಸರ್.
14: ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡ್ಕೊಳ್ತೀರ ಮೇಡಮ್. ನಿಮ್ಮ ಧ್ವನಿ ನಿಮ್ಮ ಕೇಳರು ಬಹಳ ಚೆನ್ನಾಗಿ ಕಾರ್ಯಕ್ರಮ ಕೇಳ್ತಾನೋ.
2: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೆ ಸರ್, ಇವಾಗ ಸ್ವಾತಂತ್ರ್ಯೋತ್ಸವಕ್ಕೆ ನೀವೇನಾದ್ರೂ ನಿಮ್ಮ ಊರಿನ ಸ್ವಾತಂತ್ರ್ಯೋತ್ಸವಕ್ಕೆ ಭೇಟಿ ನೀಡಿದ್ರಾ?
14: ಹರ್ಘರ್ ತಿರಂಗ ಮಾಡಿದ್ರು ಮೇಡಮ್, ಮನೆಯಲ್ಲೇ ಮಾಡಿದ್ವಿ ನಾವು.
2: ಹರ್ಘರ್ ತಿರಂಗ?
14: ಹೌದು ಮೇಡಮ್.
2: ಓಕೆ ಸೂಪರ್.
14: ಮಗಳು ಹೋಗಿದಾಳ ಸರ್ ಮೇಡಮ್ ರೇ? ನಮ್ಮ ಮಗಳು ಹೋಗಿದಾಳ.
2: ಓಕೆ.
14: ಕಾರ್ಯಕ್ರಮ ಬಹಳ ಚೆನ್ನಾಗಿದೆ ನಮ್ಮೂರಲ್ಲಿ. ಬಹಳ ಕಾರ್ಯಕ್ರಮ ಚೆನ್ನಾಗಿ ಮಾಡ್ತಾರೆ, ಡ್ರಮ್ಸ್, ಸಂಗೀತ ಕಾರ್ಯಕ್ರಮ, ಪಾತ್ರ, ಗಾಂಧಿ ಪಾತ್ರ, ಅವರೆಲ್ಲ ಪಾತ್ರಗಳು ಅಭಿನಯ ಮಾಡ್ತಾರ್ರಿ ಮಕ್ಕಳೆಲ್ಲ. ಅಲ್ಲಿ ಹೋಗ್ತಾರ ನೋಡಕ್ ಹೋಗ್ತಾರ. ಈಗ ಆಮ್ಯಾಕ ಶಿವಮೊಗ್ಗಕ್ಕೆ ಭೇಟಿ ಕೊಟ್ಟ ಗಾಂಧಿ ಅವ್ರ ಬಗ್ಗೆ ದಿನೇಶ್ ಸರ್ ಚೆನ್ನಾಗಿ ನಡ್ಸ್ಕೊಡ್ತಾರ ಕಾರ್ಯಕ್ರಮ.
3: ಧನ್ಯವಾದಗಳು.
14: ಧನ್ಯವಾದ ಸರ್, ನಿಮ್ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡ್ಸ್ಕೊಡ್ತೀರ.
3: ಕೇಳ್ತಾ ಇದ್ದೀರಲ್ಲ ನೀವು?
14: ಕೇಳ್ತದ ಸರ್, ಕೇಳ್ತದ.
2: ಓಕೆ ಸರ್, ಧನ್ಯವಾದ.
14: ಧನ್ಯವಾದಗಳು ಸರ್ ಮೇಡಮ್, ನಿಮ್ ಕೂಡ ಮಾತಾಡಿದ್ರೆ.
2: ಥ್ಯಾಂಕ್ ಯು ಎಸ್. ಶಾಂತಾಚಾರ್ಯ ಬಳಗೇರ್ ಅವರು ಕರೆ ಮಾಡಿದ್ರು. ಹಾಗೆ ಸ್ವಾತಂತ್ರ್ಯೋತ್ಸವ ಮನೆಯಲ್ಲೇ ಹರ್ಘರ್ ತಿರಂಗ ಅಂತ ಹೇಳಿ ಮನೆಯಲ್ಲೇ ನಾವು ಧ್ವಜಾರೋಹಣವನ್ನು ಮಾಡಿದೀವಿ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಈಗ ಸ್ವಾತಂತ್ರ್ಯೋತ್ಸವ ಅಂದ್ರೆ ಒಂದು ಸಂಭ್ರಮ ಆಗಿದೆ ಸರ್. ಆಗ ಅದು ಸಂಭ್ರಮಕ್ಕಿಂತ ಹೆಚ್ಚಾಗಿ ಅದೊಂದು ಬಹುಮುಖ್ಯವಾಗಿ ಬೇಕೇ ಬೇಕು ಅನ್ನುವಂತಹ ಒಂದು ಧ್ಯೇಯ ಇತ್ತು ಅಂತಾನೆ ಹೇಳ್ಬಹುದು.
3: ಸಂಭ್ರಮ ಹೆಂಗೆ ಯೋಚನೆ ಮಾಡಿ, ಇವತ್ತಿಗೆ 80 ವರ್ಷ ಅಂದ್ರೆ 80 ವರ್ಷದ ಹಿಂದೆ ಇದೇ ದಿನ ಹೇಗಿತ್ತು ಅವ್ರ ಮನಸ್ಸು? ಯಾಕಂದ್ರೆ ಅದನ್ನ ನಾವು ಅನುಭವಿಸ್ಲಿಕ್ಕೆ ಸಾಧ್ಯನೇ ಇಲ್ಲ.
2: ಹೌದು.
3: ಯಾಕಂದ್ರೆ ನೋಡಿ, ಅವತ್ತು 200 ವರ್ಷಗಳ ದಾಸ್ಯದಿಂದ ಮುಕ್ತವಾದಂತಹ ದಿನ. ನಾವು ಯಾವ್ದಾದ್ರು ಉದಾಹರಣೆಗೆ ಹೇಳೋದಾದ್ರೆ, ಯಾವ್ದೋ ಒಂದು ನಾವು ಟೀಮ್ ಇದೆ, ಆಟ ಗೇಮ್ಸ್ ಇದೆ ಅಂತಂದ್ರೆ, ಅವರು ಸತತವಾಗಿ ಸೋತು ಸೋತು ಸೋತು ಸೋತು ಕೊನೆಯಲ್ಲಿ ಒಂದ್ ದಿವಸ ಗೆಲುವು ಬರುತ್ತಲ್ಲ, ಆ ಗೆಲುವು ಬಂದಾಗ ಆದಂತ ನಮ್ಮ ಏನು ನಮ್ಮೊಳಗಾಗುವಂತ ಖುಷಿ ಇದೆಯಲ್ಲ, ಅದನ್ನ ಯಾರ ಹತ್ರ ಹೇಳ್ಕೊಳಕ್ ಸಾಧ್ಯ ಇಲ್ಲ ಅಂತದ್ದಾಗಿರ್ಬೋದು ಆ ಸಮಯದಲ್ಲಿ. ಆದ್ರೆ ಜೊತೆಗೆ ನಾವು ಮತ್ತೆ ಸ್ವಲ್ಪ ಮುಂದಕ್ಕೆ ಹೋಗಿ ಯೋಚನೆ ಮಾಡಿದ್ರೆ, ಈ ಬಾರ್ಡರ್ ಅಲ್ಲಿ ಒಂದು ಅಂದ್ರೆ ಪಂಜಾಬ್, ಕಾಶ್ಮೀರ, ಮತ್ತೆ ಈ ಕಲ್ಕತ್ತಾ, ಈ ಭಾಗದಲ್ಲಿ ಆ ಜನಕ್ಕೆ ತುಂಬಾ ದುರಂತವಾದಂತ ಒಂದು ಸ್ಥಿತಿ ಬಂತು. ಅಂದ್ರೆ ಅಲ್ಲಿ ಏನು ಪಾಕಿಸ್ತಾನ ಬೇರೆ ಆಗಿದ್ದರಿಂದ, ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನದಿಂದ, ಆ ಸಂದರ್ಭದಲ್ಲಿ ತುಂಬಷ್ಟು ಗಲಾಟೆಗಳು ನಡೆದು ಸ್ವತಂತ್ರವನ್ನ ಸಂಪೂರ್ಣವಾಗಿ ಅವರಿಗೆ ಖುಷಿ ಪಡ್ಲಿಕ್ಕೆ ಆಗಿಲ್ಲ. ಅದು ದಕ್ಷಿಣ ಭಾರತದಲ್ಲಿ ಆಗಿಲ್ಲ, ನಾವೆಲ್ಲ ಬಹಳ ತುಂಬಾ ಸಂಭ್ರಮ ಪಟ್ಕೊಂಡ್ರಿ ಇಲ್ಲಿ. ಆತರದ ಅದ್ರಲ್ಲಿ ವಿಶೇಷವಾಗಿ ಶಿವಮೊಗ್ಗದಲ್ಲಿ ಬಹಳ ದೊಡ್ಡ ಸಂಭ್ರಮ ಪಟ್ಕೊಂಡ್ರು. ಯಾಕಂದ್ರೆ ಒಂದು ಹಳ್ಳಿ ಮುಂಚೆನೆ
2: ಸ್ವರಾಜ್ಯ ಅಂತ ಹೇಳಿ ಸ್ವರಾಜ್ಯವನ್ನು ಘೋಷಣೆ ಮಾಡಿತ್ತು. ಹಾಗೆ ಅದನ್ನ ಕೂಡ ಕೇಳೋಣ, ಯಾವ ಒಂದು ಹಳ್ಳಿ ಭಾರತದ ಮೊದಲ ಸ್ವಾತಂತ್ರ್ಯ ಪಡೆದುಕೊಂಡಂತಹ ಹಳ್ಳಿ ಯಾವುದು ಅಂತ ಹೇಳಿ. ಅದು ನಮ್ಮ ಶಿವಮೊಗ್ಗದ ಜಿಲ್ಲೆಯಲ್ಲೇ ಇರುವಂತಹ ಒಂದು ಹಳ್ಳಿ ಆಗಿದೆ. ಇವತ್ತಿಗೂ ಕೂಡ ಹೆಸರು ನಾವು ಎಲ್ಲಾ ಕಡೆ ಕೇಳ್ತಾ ಇರ್ತೀವಿ. ಆ ರೀತಿ ಭಾರತದ ಮೊದಲ ಸ್ವಾತಂತ್ರ್ಯ ಪಡೆದುಕೊಂಡಂತಹ ಹಳ್ಳಿ ಯಾವುದು ಅಂತ ನೀವು ಮೆಸೇಜ್ ಮಾಡೋದ್ರ ಮೂಲಕ ತಿಳಿಸ್ಕೊಳ್ಬಹುದಾಗಿದೆ. ಹಾಗೆ ಸರ್, ಆಗ್ಲೇ ಮಾತನಾಡ್ತಾ ಇದ್ವಿ ಗಾಂಧೀಜಿಯವರು ಬಂದಂತಹ ಸ್ಥಳಗಳ ಬಗ್ಗೆ, ಗಾಂಧಿ ಬಜಾರ್ ಇರಬಹುದು, ಗಾಂಧಿ ಏನು ಗಾಂಧಿ ಪಾರ್ಕ್ ಇರ್ಬೋದು, ಎಲ್ಲ ಸ್ಥಳಗಳಿಗೆ ಬಂದಿದ್ರು ಅಂತ ಹೇಳಿ.
3: ಅಷ್ಟೇ ಅಲ್ಲದೆ ಅವರು ಆನಂದ್ಪುರ, ಸಾಗರ ಮತ್ತೆ ತೀರ್ಥಹಳ್ಳಿಗೆ ಹೋಗ್ತಾರೆ. ತೀರ್ಥಹಳ್ಳಿ ಹೋದಾಗ ಬಹಳ ವಿಶೇಷವಾಗಿ ಅಲ್ಲಿ ಶೇಷಾದ್ರಿ ಯಾರಂತ ಅವರು ಅಲ್ಲಿ ನಡೆಸ್ಕೊಡ್ತಾರೆ, ಎಚ್ ನಾಗಭೂಷಣ ರಾವ್ ಅಂತ ಅವ್ರ ನೇತೃತ್ವದಲ್ಲಿ ನಡೀತಲ್ಲಿ ಶಾಂತವೇರಿ ಗೋಪಾಲ್ಗೌಡರು ಮತ್ತೆ ಕಡಿದ ಮಂಜಪ್ಪ ಅವರೆಲ್ಲ ಅದರಲ್ಲಿ ಭಾಗವಹಿಸ್ತಂತವ್ರು. ಅಲ್ಲಿ ರಾಮೇಶ್ವರ ದೇವಸ್ಥಾನದಲ್ಲಿ ಸಭೆ ನಡೀತೆ. ಗಮನಿಸ್ಬೇಕು ನಾವು ಎಷ್ಟು ಯಾವ ಮಟ್ಟಕ್ಕೆ ಜನ ಅದರಲ್ಲಿ ಇನ್ವಾಲ್ವ್ ಆದ್ರು ಮತ್ತೆ ಅವ್ರ ಮಾತುಗಳು ಎಷ್ಟು ಪ್ರಭಾವ ಬೀರ್ತು ಅಂತೇಳಿದ್ರೆ, ಅಲ್ಲಿ ಅಂಡುಕುಳಿ ಮಂಜಪ್ಪ ಅಂಥೇಳಿ ಅವರೊಂದು ವರ್ತಕರು, ಅವರು ಬಟ್ಟೆ ಅಂಗಡಿ ಇಟ್ಕೊಂಡಿದ್ರು. ಗಾಂಧಿಯವರ ಭಾಷಣದ ಕೇಳ್ಕೊಂಡು ಕೇಳಿದ್ಮೇಲೆ ಎಷ್ಟು ಪ್ರಭಾವ ಬೀರ್ತಂದ್ರೆ, ಅವ್ರಿಗೆ ಸ್ವದೇಶಿ ಬಟ್ಟೆಗಳನ್ನು ನಾವು ಬಳಸಬೇಕು ಅನ್ನುವ ಮಾತುಗಳಿಂದ ಅವರು ಅಂಗಡಿನಲ್ಲಿ 80,000 ವಿದೇಶಿ ಮೌಲ್ಯದ 80,000 ಮೌಲ್ಯದ ವಿದೇಶಿ ಬಟ್ಟೆಗಳಿತ್ತಂತೆ. ಅದಷ್ಟನ್ನು ಸಾರ್ವಜನಿಕರು ಎದುರುಗಡೆ ಸುಟ್ಟು ಹಾಕ್ಬಿಡ್ತಾರೆ.
2: ಅಂದ್ರೆ ಹಣ ಮುಖ್ಯ ಅಲ್ಲ ಅನ್ನುವಂತಹ ಒಂದು ಮನಸ್ಥಿತಿ ಇತ್ತು ಅಂತಾನೆ ಹೇಳ್ಬೋದು. ಇವಾಗ 80,000 ಬಟ್ಟೆಗಳನ್ನ ಸುಟ್ಟಿದ್ದಾರೆ ಅಂದ್ರೆ ಅದ್ರ ಮೌಲ್ಯ ಎಷ್ಟಿರಬಹುದು?
3: ಎಷ್ಟ್ರಲ್ಲಿ ಇದು 1927 80,000 ಮೌಲ್ಯದ ಬಟ್ಟೆ ಸುಡೋದು ಅಂದ್ರೆ ಇವತ್ತಿನ ದಿನ ಎಷ್ಟು ಆಗಿರ್ಬೋದು?
2: ನಿಜ.
3: ವರ್ತಕರು ಅಂತ ಹೇಳಿದ್ರೆ ಅವ್ರನ್ನ ಈ ಬರೀ ಅಷ್ಟೇ ಅಂತಲ್ಲ, ನಾವೆಲ್ಲರೂ ಎಲ್ಲರೂ ಸಹ ಇದ್ರಲ್ಲಿ ಹೇಗೆ ಭಾಗವಹಿಸ್ತಿದ್ರು ಅಂತ. 80,000 ಬಟ್ಟೆ ಸುಟ್ಟು ಅದು ಎದುರುಗಡೆ ಸಾಕಷ್ಟು ಜನರು ಎದುರುಗಡೆ ಸುಟ್ಟಾಗ ಎಲ್ಲರಿಗೂ ದೊಡ್ಡ ಸ್ಫೂರ್ತಿ ಆಯಿತು. ಅಷ್ಟೇ ಅಲ್ಲದೆ ಅವರು ಅವರು ಹೆಂಡತಿ ಸರಸ್ವತಮ್ಮ ಅಂತ ಅವ್ರು ನಮ್ಮ ಮನೆಯಿಂದ ಕರ್ಕೊಂಬರ್ತಾರೆ. ಹೇಗೆ ಕರ್ಕೊಂಬರ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಮನೆಯಲ್ಲಿರುವಂಥ ಎಲ್ಲ ಚಿನ್ನವನ್ನು ಅವ್ರಿಗೆ ಹಾಕಿಸಿ ಕರ್ಕೊಂಬಂದು ಸಾರ್ವಜನಿಕವಾಗಿ ಎಲ್ಲ ಚಿನ್ನವನ್ನು ಬಿಚ್ಚಿ ಗಾಂಧೀಜಿಯವರ ಚಳುವಳಿ ಖರ್ಚಿಗೆ ಕಸ್ತೂರಿಬಾ ಅವರ ಹತ್ರ ಕೊಡ್ತಾರಂತೆ.
2: ನೋಡಿ ಅಲ್ವಾ ಸರ್, ಸ್ವಾತಂತ್ರ್ಯಕ್ಕಾಗಿ ನಮ್ಮ ಒಂದು ಕೊಡುಗೆ ಅಂತ ಹೇಳಿ. ಅಂದ್ರೆ ಇವಾಗ ಇನ್ನೊಂದು ಗಮನಿಸ್ಬೇಕಲ್ವಾ ಸರ್, ಗಾಂಧೀಜಿಯವರ ಮಾತುಗಳು ಹೇಗಿರ್ತಿತ್ತು ಅಂತ. ಅಷ್ಟು ಇನ್ಸ್ಪೈರ್ ಮಾಡಿದೆ ಅಂದ್ರೆ ಅವ್ರ ಮಾತುಗಳು ಯಾವ ರೀತಿ ಇರ್ತಿತ್ತು ಅಂತ ನೆನ್ಸ್ಕೊಂಡ್ರೇನೆ ಒಂದ್ ರೀತಿ ಅದ್ಭುತ ಅನ್ಸುತ್ತೆ.
3: ಹಂಗಾಗಿ ಬಲಿದಾನ ಎಷ್ಟು ದೊಡ್ಡ ಪ್ರಭಾವ ಬೀರ್ತೋ ತ್ಯಾಗನು ಅಷ್ಟು ದೊಡ್ಡ ಪ್ರಭಾವ. ಯಾಕಂದ್ರೆ ಜೀವಂತವಾಗಿದ್ದು ಮನಸ್ಸನ್ನ ಅದಕ್ಕೆ ಹೊಂದಿಸ್ಕೊಳ್ಳೋದಿದೆಯಲ್ಲ, ಒಬ್ಬ ವ್ಯಾಪಾರಿ ತನ್ನ ವ್ಯಾಪಾರದ ಎಲ್ಲದನ್ನು ತೆಗೆಸ್ಕೊಳ್ಳೋದಿದೆಯಲ್ಲ. ಒಬ್ಬ ಹೆಣ್ಮಗಳು ಚಿನ್ನವನ್ನು ಎಷ್ಟು ಬಿಟ್ಟಪ್ಪ ಇಷ್ಟಪಡ್ತಾರೆ ಅಂತೇಳಿ ಸ್ವತಂತ್ರಕ್ಕಾಗಿ ತನ್ನೆಲ್ಲ ಚಿನ್ನವನ್ನು ಕೊಡ್ತಾಳೆ ಅನ್ನೋದುಂಟಲ್ಲ, ಅದು ಎಷ್ಟು ದೊಡ್ಡ ತ್ಯಾಗ.
2: ಇವಾಗ ಯಾರೋ ಕಷ್ಟದಲ್ಲಿದ್ದಾರೆ ಅಂದ್ರೆ 1,000 ರೂಪಾಯಿ ಕೊಡೋಕೆ ಹಿಂದೆ ಮುಂದೆ ಯೋಚನೆ ಮಾಡ್ತೀವಿ ನಾವು. ಅಂತದ್ರಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಚಿನ್ನ ಕೊಡ್ತಾರೆ, ಬಟ್ಟೆನ ಸುಟ್ಟು ಹಾಕ್ತಾರೆ, ಇದೆಲ್ಲ ಕೇಳಿದಾಗ ನಿಜವಾಗ್ಲೂ ನಾವ್ ಎಂತಹ ಒಂದು ಭೂಮಿಯಲ್ಲಿ ಇದೀವಿ ಅಂತ ಹೆಮ್ಮೆ ಪಡ್ಬೇಕು.
3: ಈ ತರ ಚಿಕ್ಕ ಚಿಕ್ಕ ಘಟನೆಗಳೇ ಅವತ್ತು ದೊಡ್ಡ ಸ್ಫೂರ್ತಿ ಆಗುತ್ತೆ. ಮತ್ತೆ ಈ ತರ ಚಿಕ್ಕ ಚಿಕ್ಕ ಘಟನೆಗಳನ್ನ ಹೆಚ್ಚು ಜನ ಯಾರು ನೆನ್ಪಿಟ್ಕೊಳ್ಳೋದು, ದೊಡ್ಡ ಮಟ್ಟಕ್ಕೆ ಅದು ಬೆಳೆದಿಲ್ಲ, ದೊಡ್ಡ ಪ್ರಚಾರಕ್ಕೆ ತಂದಿಲ್ಲ, ಒಳ್ಳೆ ಪ್ರಚಾರಕ್ಕಾಗಿ ಮಾಡಿದವರು ಅಲ್ಲ. ಇವತ್ತಿನ ರಾಜಕೀಯ ಚಳವಳಿಗಳೇ ಬೇರೆ ಥರ, ಅವತ್ತಿನ ರಾಜಕೀಯ ಚಳವಳಿಗಳೇ ಬೇರೆ ಥರ ಆಗಿತ್ತು. 1915 ಗಾಂಧೀಜಿ ರಾಜಕೀಯ ಚಳವಳಿಗೆ ಬರ್ತಾರೆ, 25 ಬೆಳಗಾವಿ ಅಧಿವೇಶನಕ್ಕೆ ಬರ್ತಾರೆ, 27 ಶಿವಮೊಗ್ಗಕ್ಕೆ ಬರ್ತಾರೆ. ನೋಡಿ ಎಷ್ಟು ಶಾರ್ಟ್ ಡ್ಯೂರೇಷನಲ್ಲಿ ಶಿವಮೊಗ್ಗಕ್ಕೆ ಬರ್ತಾರೆ ಅಂತ ಹೇಳಿದ್ರೆ, ಶಿವಮೊಗ್ಗದ ನೆಲೆ ಅಥವಾ ಶಿವಮೊಗ್ಗದ ನೆಲ ಯಾವುದೋ ಒಂದು ವಿಶೇಷವಾಗಿರ್ತಕ್ಕಂಥ ಅವರಿಗೆ 1800 ಹೋರಾಟ ಆದಂಥ ನಗರದಂಗೆ ಇತಿಹಾಸ ಗಾಂಧೀಜಿಯವ್ರಿಗೆ ಗೊತ್ತಿತ್ತು. ಹಾಗಾಗಿ ಅವ್ರು ಶಿವಮೊಗ್ಗಕ್ಕೆ ಬರಬೇಕು ನಾನು ಅಂತ ಅವ್ರಿಗೂ ಆಸಕ್ತಿ ಇತ್ತು. ಇಲ್ಲಿಂದ ಜನ ಕರೆದಿದ್ದಕ್ಕೆ ಇಲ್ಲಿಗೆ ಬಂದರು. ಹಾಗೆ ಎಲ್ಲ ಕಡೆಯೂ ಇಡೀ ದೇಶದಲ್ಲಿ ಎಲ್ಲ ಕಡೆಯೂ ಕರೀತಿದ್ರು.
2: ಹಾಗೆ ಈಗ ಒಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ, ಹಲೋ,
15: ನಮಸ್ತೆ ಮೇಡಮ್.
2: ನಮಸ್ತೆ ಪ್ರೇಮಾ ಮ್ಯಾಮ್, ಹೇಗಿದ್ದೀರಾ?
15: ಚೆನ್ನಾಗಿದ್ದೀನಿ ಮೇಡಮ್.
2: ಓಕೆ, ಮೊದಲಿಗೆ ನಿಮಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು.
15: ತಮಗೂ ಮೇಡಮ್ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಮೇಡಮ್.
2: ಓಕೆ, ಹೇಗೆ ನಡೀತಾ ಇದೆ ನಿಮ್ಮ ಊರಿನಲ್ಲಿ ಸ್ವಾತಂತ್ರ್ಯ ಸಂಭ್ರಮ?
15: ಮೇಡಮ್ ನಾವು ಎಲ್ಲ ಮನೆ ಮೇಲೆಲ್ಲ ಬಾವುಟ ಎಲ್ಲ ಹಾಕ್ಸಿದೀವಿ ಮೇಡಮ್.
2: ಓಕೆ, ಸೂಪರ್.
15: ಮನೆ ಮುಂದೆ ನಾವು ಎಲ್ಲಾ ತರದ ಇದು ಬಾವುಟದ ಕಲರ್ ಕಲರ್ ಆಗಿ ರಂಗೋಲಿನೂ ಬಿಡಿಸಿದೀವಿ. ನಮ್ ಖುಷಿ ಅದು, ನಮ್ಗೆ ಒಂದ್ ಹಬ್ಬ ಈ ದಿನ ಅಂತ ಅನ್ಕೋಬಹುದು. ಮತ್ತೆ ಸರ್ ಮಾತಾಡ್ತಿದ್ರಲ್ಲ ಸರ್, ನಿಮ್ಮಿದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾರೆ ಕೇಳಿಸ್ಕೊತಿದ್ದು. ಅವರು ಶಿವಮೊಗ್ಗದಲ್ಲಿ ಆ ಕಡೆ ಎಲ್ಲ ನಡೆದಿದ್ ವಿಚಾರ, 80,000 ಬಟ್ಟೆ ಸುಟ್ಟಿದ್ರು, ಇವತ್ತು 1 ರೂಪಾಯಿ ಲೆಕ್ಕ ಹಾಕಿ ನಾವು ಯಾರಿಗೂ ಸಹಾಯ ಮಾಡಕ್ ಯೋಚನೆ ಮಾಡಲ್ಲ. ಎಂತೆಂತ ಮನಸ್ಸಿನವ್ರು ಇದ್ರು ಅಲ್ಲಿ ಏನು ಅನ್ನೋ ವಿಚಾರ ಎಲ್ಲ ತುಂಬಾ ಚೆನ್ನಾಗಿ ತಿಳಿಸ್ತಿದ್ರು ಮೇಡಮ್, ಅದೆಲ್ಲ ಕೇಳಿ ಖುಷಿ ಆಯ್ತು. ಹಾಗಾಗಿ ನಿಜವಾಗ್ಲೂ ಇವತ್ತು ನಮ್ಗೆ ಬೇರೆ ಹಬ್ಬಕ್ಕಿಂತ ಇದು ಮನೆ ಮನೆ ಹಬ್ಬ ಅಂತ ಅವೆಲ್ಲ ಕೇಳ್ತಿದ್ರೆ ಮಾತ್ರ ತುಂಬಾ ಸಂತೋಷ ಆಗುತ್ತೆ ಮೇಡಮ್.
2: ಓಕೆ ಓಕೆ, ಧನ್ಯವಾದಗಳು ಪ್ರೇಮಾ ಮ್ಯಾಮ್ ಕರೆ ಮಾಡಿದ್ದು.
15: ಯಾವ್ಯಾವ ತರದ ಜನಗಳು ಇದ್ರು, ಎಷ್ಟು ಮನಸ್ಥಿತಿ ಚೆನ್ನಾಗಿತ್ತು ಅವ್ರದ್ದು, ಇವತ್ ಯಾಕೆ ನಮ್ಮ ಮನಸ್ಸಲ್ಲಿ ಯಾವ ಆತರ ಸಣ್ಣ ಸಣ್ಣ ಭಾವನೆಗಳು ಇಲ್ವಲ್ಲ ಅಂತ ಯೋಚನೆ ಮಾಡೋ ಪರಿಸ್ಥಿತಿ ಬಂದಿದೆ ಮೇಡಮ್ ನಮ್ಗೀಗ.
2: ನಿಜ ಮೇಡಮ್.
15: ಹೌದು ಮೇಡಮ್, ಅದೆಲ್ಲ ಕೇಳಿ ಖುಷಿ ಆಯ್ತು ಮೇಡಮ್. ಒಂದ್ ಎರಡ್ ಲೈನ್ ಹಾಡ್ಬೋದ ಮೇಡಮ್ ಇವತ್ತು?
2: ಓಕೆ, ಚಿಕ್ಕದಾಗಿ ಬೇಗ ಮುಗಿಸಿ ಮ್ಯಾಮ್.
15: ಹೌದು ಮೇಡಮ್. ಆಲಿಸಿ ಕೇಳಿರಿ ಭಾರತ ಮಕ್ಕಳೇ, ಹಿಂದೂಸ್ತಾನವು ನಮ್ಮದು. ಭಾರತವೆಂದರೆ ಭಾರತವು, ಹಿಂದೂಸ್ತಾನವು ಒಮ್ಮತವು. ಸರ್ವ ಧರ್ಮಗಳ ಕೇಂದ್ರವಿದು, ಸೋದರ ಭಾವದಿ ಮೆರೆದಿಹುದು. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ.
2: ಓಕೆ, ಧನ್ಯವಾದಗಳು ಪ್ರೇಮಾ ಮ್ಯಾಮ್ ಕರೆ ಮಾಡಿದ್ದಕ್ಕೆ.
15: ಧನ್ಯವಾದ ಮೇಡಮ್, ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾರೆ, ಕೇಳಿಸ್ಕೊತಿದ್ದೀವಿ ಮೇಡಮ್, ಖುಷಿ ಆಯ್ತು.
2: ಓಕೆ, ಥ್ಯಾಂಕ್ ಯು ಮ್ಯಾಮ್. ಎಸ್ ಸರ್, ಪ್ರೇಮಾ ಅವರು ಕರೆ ಮಾಡಿದ್ರು, ಹಾಗೆ ಅವ್ರು ಹೇಳ್ತಾ ಇದ್ರು ನಾವು ಇವಾಗ 1 ರೂಪಾಯಿ ಸಹಾಯ ಮಾಡೋದಕ್ಕೆ ಯೋಚನೆ ಮಾಡ್ತೀವಿ. ಅವಾಗಿನ ಅವರ ಮನಸ್ಥಿತಿ ಹೇಗಿತ್ತು ಅಂತ ನೆನ್ಸ್ಕೊಂಡ್ರೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳಿ ಹೇಳ್ತಾ ಇದ್ರು.
3: ಹೌದು, ಅಂದ್ರೆ ಈಗ ನಾವು ಇವತ್ತಿನ ಜೀವನ ಜನಗಳಿಗೂ ಅವತ್ತಿಗೂ ತುಂಬಾ ವ್ಯತ್ಯಾಸ ಇತ್ತು. ಯಾಕಂದ್ರೆ ಅವತ್ತು ಸ್ವತಂತ್ರ ಬೇಕು ಅನ್ನುವಂತ ತುಡಿತಾ ಇತ್ತು.
2: ನಿಜ,
3: ನಮ್ಮ ಮಕ್ಕಳಿಗೆ ಇಂಥದ್ ಬೇಕು ಅಂತ ಹೇಳಿದಾಗ ಎಂತ ಮಾಡ್ಲಿಕ್ಕೆ ರೆಡಿ ಇರ್ತಾರೆ. ಅಂದ್ರೆ ಚಿಕ್ಕ ಮಕ್ಕಳನ್ನ ಗಮನಿಸೋದು ನಮ್ಗೆ ಗೊತ್ತಾಗುತ್ತೆ, ನಿಮ್ಗೆ ಇಂಥದ್ ಕೊಡಿಸ್ತೀನಿ, ಇದಿಷ್ಟು ಮಾಡು ಅಂದ್ರೆ ಅದೆಲ್ಲ ನಾವು ಆಸೆ ತೋರಿಸಿ ಮಾಡ್ತೀವಲ್ಲ, ಆ ತರದ ತುಡಿತಾ ಇತ್ತು. ಅಂದ್ರೆ ಪೂರ್ಣ ಮುಕ್ತವಾಗಿ ಅದ್ರಲ್ಲಿ ತೊಡಸ್ಕೊಳ್ತಿದ್ರು. ಇಡೀ ದೇಶಕ್ಕೆ ಒಂದು ರೀತಿಯ ಸ್ವತಂತ್ರದ ಒಂದು ಛಾಯೆ ಮುಚ್ಚೋಗ್ಬಿಟ್ಟಿತ್ತು. ಅದೊಂದು ರೀತಿಯ ಮಾಸ್ ಆಗಿ ಡೆವಲಪ್ ಆಗ್ಬಿಟ್ಟಿತ್ತು. ಹಂಗಾಗಿ ಗಾಂಧೀಜಿ ಹೆಸರೇ ಸಾಕಿತ್ತು, ಬರೋದಲ್ಲ ಬರೀ ಹೆಸರೇ ಸಾಕಿತ್ತು. ಅದನ್ನ ಪುಣ್ಯವಂತರು. ನಮ್ಮ ನಾಡಿಗೂ ಬಂದಿದ್ದಾರೆ, ನೆಲಕ್ಕೂ ಬಂದಿದ್ದಾರೆ ಅನ್ನೋದು.
2: ಗಾಂಧೀಜಿ ಓಡಾಡಿರೋ ದಾರಿಯಲ್ಲಿ ನಾವು ಓಡಾಡ್ತಿದೀವಿ, ಇಲ್ಲಿ ಗಾಂಧೀಜಿ ಬಂದಿದ್ರು ಅಂತ ಹೇಳ್ಕೊಳ್ಳೋದೇ ಒಂದು ಖುಷಿ ಅಲ್ವಾ.
3: ಇಡೀ ದೇಶ ಸುತ್ತಕ್ಕೆ ಆಗ್ತಾ ಇರ್ಲಿಲ್ಲ ಅವರಿಗೆ, ಅಂತದ್ರಲ್ಲಿ ನಮ್ಮ ಶಿವಮೊಗ್ಗಕ್ಕೂ ಒಂದು ಬಂದಿದ್ದಾರೆ ಅನ್ನೋದೇ ಬಹಳ ಇಷ್ಟ. ಅದ್ರಲ್ಲೂ ಚಿಕ್ಕ ಚಿಕ್ಕ ಹಳ್ಳಿಗಳಿಗೆ, ಅನಂತಪುರ ಚಿಕ್ಕ ಹಳ್ಳಿ, ಸಾಗರ ಚಿಕ್ಕದೆ, ರಾಜೂರು ಚಿಕ್ಕದು, ಮತ್ತೆ ತೀರ್ಥಹಳ್ಳಿ ಚಿಕ್ಕದು, ಅಲ್ಲೆಲ್ಲ ಬಂದಿದ್ದಾರೆ ಅನ್ನೋದು ಬಹಳ ವಿಶೇಷ. ಗಾಂಧೀಜಿ ಬಂದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಇಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಹೆಣ್ಣು ಮಕ್ಕಳು ಈ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ರು. ಈಗ ಹೆಣ್ಮಕ್ಳ ಬಗ್ಗೆ ನೆಕ್ಸ್ಟ್ ಮೇಡಮ್ ಹಸೀನಾ ಮೇಡಮ್ ಮಾತಾಡ್ತಾರೆ, ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಣ್ಮಕ್ಳಿಗೆ ಭಾಗವಹಿಸ್ತಾ ಹೋದ್ರು. ಹೇಗೆ ಅಂತ ಹೇಳಿದ್ರೆ, ಮಾಧುರಾವ್ ಅವರು ಡಿ ವಿ ಎಸ್ನ ಸಂಸ್ಥಾಪಕರು, ಅವರು ಜೈಲಿಗೆ ಹೋಗ್ತಾರೆ. ಅವ್ರು ಜೈಲಿಗೆ ಹೋದಾಗ ಇದ್ರ ಹೋರಾಟ ನೇತೃತ್ವನ ಯಾರು ತಗೊಳ್ಳೋದು, ನೇತೃತ್ವ ತಗೊಂಡು ಹೋರಾಟ ಮಾಡ್ತೀನಿ, ಯಾರು ತಗೊಳ್ಳೋದು ಅಂತ ಅವ್ರ ಹೆಂಡತಿ ನೇತೃತ್ವ ತಗೊಳ್ತಾರೆ. 5 ವರ್ಷದ ಮಗು ಇರುತ್ತೆ ಕೈನಲ್ಲಿ, ಕಂಕ್ಳಲ್ಲಿ ಮಗು ಎತ್ಕೊಂಡು ಅವರು ಇದರಿಂದ ಗಾಂಧಿ ಬಜಾರಲ್ಲಿ ನಡ್ಕೊಂಬಂದು ಧ್ವಜಾರೋಹಣಕ್ಕೆ ಕೈ ಹಾಕ್ತಾರೆ. ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ಅವ್ರನ್ನ ಮಗು ಸಮೇತ ಜೈಲಿಗೆ ಹೋಗ್ತಾರೆ. ಅಂದರೆ ಗಂಡ ಹೆಂಡತಿ ಇಬ್ಬರು ಜೈಲಿಗೆ ಹೋಗ್ತಾರೆ. ಅಂದರೆ ಯೋಚನೆ ಮಾಡಿ, ಗಂಡ ಜೈಲಿಗೆ ಹೋದ, ಮಗು ಚಿಕ್ಕ ಮಗುವಿದೆ, ನಾನು ಜೈಲಿಗೆ ಹೋದ್ರೆ ಏನು ಕತೆ, ಮುಂದೆ ನಮ್ಮ ಮನೆ ಹೇಗೆ ನಡ್ಕೊಳ್ಳೋದು, ಹಿಂಗೆಲ್ಲ ಯೋಚನೆ ಮಾಡ್ತೀವಲ್ಲ. ಮತ್ತು ಹಂಗಿರಲಿಲ್ಲ, ಇಡೀ ದೇಶವೇ ನನ್ನ ಮನೆ, ಎಲ್ಲಿದ್ದರೂ ನನಗೆ ಒಂದು ಅವಕಾಶ ಇರುತ್ತೆ ಅಂತ ಜೈಲಲ್ಲೇ ಮಗು ಇಟ್ಕೊಂಡು ಇದ್ದರು ಅಯ್ಯಮ್ಮ. ಯೋಚನೆ, ನಾವು ಒಂದು ಸ್ವಲ್ಪ ಮಕ್ಕಳಿಗೆ ವ್ಯತ್ಯಾಸ ಆಗುತ್ತೆ, ಯಾರ್ದವ್ರ ಮನೆಗೆ ಹೋದ್ರೆ ನಮಗೆ ಮಗು ಇಟ್ಕೊಂಡು ಸಫಿಶಿಯಂಟ್ ಆಗೋದಿಲ್ಲ, ರಿಸ್ಕ್ ಆಗುತ್ತೆ ಅಂತ ಯೋಚನೆ ಮಾಡ್ತೇವೆ ಇವತ್ತಿನ ದಿನಗಳೇ. ಅವತ್ತ ಅಯ್ಯಮ್ಮ
2: ಜೈಲಿಗೆ ಹೋಗ್ಬೇಕಲ್ಲ, ಊಟ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ.
3: ಮತ್ತೆ ಬೇಕಾದಷ್ಟು ಶ್ರೀಮಂತ ಇದ್ದವ್ರು, ಅವ್ರಿಗೇನು ಬಡತನ ಇರಲಿಲ್ಲ, ಅವ್ರೇನು ಇದಕ್ಕೆ ಹೋಗ್ಬೇಕು ಅಂತ ಇರಲಿಲ್ಲ, ಆದ್ರೆ ಅವ್ರು ಹೋದ್ರು. ಅಷ್ಟೇ ಅಲ್ಲ, ಬಹಳ ಪೂರ್ ಇದ್ದಂತ ರೈತರು, ಚಿಕ್ಕ ಚಿಕ್ಕ ರೈತರು ಸಹ ಇದರಲ್ಲಿ ಭಾಗವಹಿಸ್ತಾ ಇದ್ರು, ಹೋರಾಟದ ಭಾಗವಹಿಸ್ತಾ ಇದ್ರು. ನಿಮಗೆ ಬಹಳ ಅಂತ ಹೇಳಿದ್ರೆ, ಇಲ್ಲಿ ಜಾಧವ್ ಅಂತೇಳಿ ಅವರು ರೈತರೇ ಇದ್ರು, ಅವರು ಸ್ವತಂತ್ರಕ್ಕೆ ಹೋರಾಟದ ತುಂಬಾ ದೊಡ್ಡದಾಗಿ ಭಾಗವಹಿಸಿದ್ರು. ಈ ಕಡೆದ ಮಂಜಪ್ಪ ಅವರೆಲ್ಲ ಅವಾಗ ಅವ್ರ ಜೊತೆಗಿದ್ದಂತ ಹೋರಾಡ್ತಾರಿದ್ದರು. ಸ್ವತಂತ್ರ ಬಂದ್ಮೇಲೆ ಅವ್ರು ಎಷ್ಟು ತ್ಯಾಗದ ಮನಸ್ಥಿತಿ ಇತ್ತು, ಮತ್ತೆ ಎಷ್ಟು ಸ್ವಾಭಿಮಾನಿಯಾಗಿದ್ರು ಅಂತ ಹೇಳಕ್ಕೆ, ಸ್ವತಂತ್ರ ಬಂದ್ಮೇಲೆ ಎಲ್ಲರೂ ಸ್ವತಂತ್ರ ಹೋರಾಟ ಆಯ್ತು. ಅವ್ರು ತುಂಬಾ ಸ್ನೇಹಿತರು ಮಿನಿಸ್ಟರ್ ಆಗಿದ್ರು, ಇಲ್ಲೇ ಮಿನಿಸ್ಟರ್ ಆಗಿದ್ರು, ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇದ್ರು ಸಹ. ಅವರು ತುಂಗಾ ನದಿಯ ಮೇಲ್ಭಾಗದಲ್ಲಿ ಜಮೀನಿತ್ತು, ಜಮೀನಿಗೆ ನೀರಿನ ವ್ಯವಸ್ಥೆ ಇರಲಿಲ್ಲ, ತುಂಗಾ ನದಿಯಿಂದ ನೀರು ಹೊತ್ಕೊಂಡು ಹೋಗಿ ಜಮೀನಿಗೆ ಹಾಕಿ ಜಮೀನು ನಡೆಸ್ತಿದ್ರು. ಇಲ್ಲೂ ಸಹ ಅವರು ತನಗೊಂದು ಸಹಾಯ ಬೇಕು ಅಂತ ಕೇಳಲಿಲ್ಲ. ಅಂದ್ರೆ ಅಷ್ಟೊಂದು ಪ್ರಾಮಾಣಿಕ, ಅಷ್ಟೊಂದು ಸ್ವಾಭಿಮಾನದ ಜನ ಇದ್ರು. ಅವರಾಗಿ ಬಂದು ಕೊಡ್ಲಿ ನಾನು ಕೇಳೋದಿಲ್ಲ ಅಂತ ಅಂದ್ರೆ ಅಷ್ಟು. ಅದ್ ಜೊತೆಗೆ ಇನ್ನೊಬ್ರು ಅಗಸರದ ಹೆಸರು ಸ್ವಲ್ಪ ನಂಗೆ ಮಿಸ್ ಆಗಿದೆ. ಅವರು ಸ್ವತಂತ್ರ ಹೋರಾಟದಲ್ಲಿ ಇದ್ದು ಅವ್ರಿಗೆ ಮನೆ ಮಠ ಏನು ಇರಲಿಲ್ಲ, ಪಾಪ ತುಂಬ ಹುಡುಗರು ಅಕ್ಸರ್ ಕೆಲಸ ಮಾಡ್ಕೊಂಡಿದ್ರು, ಬಟ್ಟೆ ಹೋಗಿ ಕೆಲಸ ಮಾಡ್ಕೊಂಡಿದ್ರು. ಅವರು ಸ್ವತಂತ್ರ ಹೋಗಿದ್ರು. ನೇರ ಸರ್ಕಾರ ಬಂದ್ಮೇಲೆ ಅದನ್ನು ಅವ್ರಿಗೆ ಗಮನಿಸಿ ಅವ್ರಿಗೊಂದು ಸೈಟ್ ಕೊಡ್ತಾರೆ, ಅವ್ರಿಗೊಂದು ಜಾಗ ಕೊಡ್ತಾರೆ. ಪಾಪ ಅವ್ರು ಬಡತನ ಕಟ್ಕೊಳ್ಳಿಕ್ಕೆ ಆಗಿಲ್ಲ. ಆದ್ಮೇಲೆ ನಂತರದಲ್ಲಿ ಪಾಕಿಸ್ತಾನ ಚೈನಾ ಯುದ್ಧಗಳಾಯ್ತಲ್ಲ, ಆ ಯುದ್ಧದ ಸಂದರ್ಭದಲ್ಲಿ ಏನಾಗ್ಬಿಡ್ತು ಅಂತ ಹೇಳಿದ್ರೆ, ಅವಾಗ ನೆಹರು ಮತ್ತೆ ಕರೆ ಕೊಟ್ಟರು, ಹಿಂಗೆ ನಮಗೆ ಚೈನಾ ಮಾತು ಕೊಟ್ಟು ಮೋಸ ಮಾಡಿಬಿಡ್ತು, ಹಾಗಾಗಿ ನಮಗೆ ಆರ್ಥಿಕ ತೊಂದರೆ ಆಗಿದೆ, ಜನ ನಂಗೆ ಸಹಾಯ ಮಾಡಬೇಕು ಅಂತ. ಇವರು ಒಪ್ಪಾಸ್ ತಮ್ಮ ಸೈಟನ್ನು ಸರ್ಕಾರಕ್ಕೆ ಬರ್ಕೊಡ್ತಾರೆ, ಏನು ಇಲ್ದಿತ್ತು.
2: ಇವಾಗ ನಾವು ಒಂದ್ ಅಗ್ಲ ಜಾಗ ಕೊಡು ಅಂದ್ರೆ ಕೊಡಲ್ಲ, ಯಾರಿಗಾದ್ರೂ ಬಂದು ಇಷ್ಟೇ ಇಷ್ಟು ಜಾಗ ಕೊಡೋದ್ರೆ
3: ಅಲ್ಲ, ಮತ್ತೆ ಇದ್ದವರಲ್ಲ, ಖಾಲಿ ಖಾಲಿ ಇದ್ದವ್ರು ಬರ್ಕೊಡ್ತಾರೆ. ಹಾಗೆ ಅವಾಗ ಆಗ ಸೊರಬದಲ್ಲಿ ಮತ್ತೆ ಬೇರೆ ಬೇರೆ ಕಡೆಗಳಲ್ಲಿ ಈ ನೆಕ್ಸ್ಟ್ ಮುಂದಿನದಲ್ಲಿ ಭೂ ಸುಧಾರಣೆ ಹೋರಾಟ ನಡೀತಲ್ಲ, ಅವಾಗ ಎಷ್ಟು ಜನ 90 ಎಕರೆ 80 ಎಕರೆ ಹಾಗೆ ಎಕರೆ ಎಕರೆ ಜಮೀನು ಬರ್ಕೊಡ್ತಾರೆ, ಹೋರಾಟ ಮಾಡ್ತಗಳು ಯಾರು ಮಾಡ್ತಾರೆ ತಗೊಂತ ಅವರೇ ಸ್ವತಂತ್ರ ಹೋರಾಟದ ಭಾಗವಹಿಸಿದಂತ ಪ್ರಾಮಾಣಿಕತೆ ಇದ್ದಂತು, ಮತ್ತೆ ಸೋಷಿಯಾಲಜಿ ಅಂತ ಸಾರಿ ಸಮಾಜವಾದಿ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಹೋರಾಟ ದೊಡ್ಡ ನಡೀತಿದ್ದು. ಆವಾಗ ಸಾಕಷ್ಟು ಜನ ತಮ್ಮ ಭೂಮಿಯನ್ನು ಬರ್ಕೊಡ್ತಾರೆ. ಅಂದ್ರೆ ಆ ಮಟ್ಟದ ಒಂದು ಪ್ರಾಮಾಣಿಕತೆ ಹೋರಾಟ ಬೆಳೆಸಿತ್ತು. ಸ್ವತಂತ್ರ ಹಿಂದಿನ ಅವರ ಅನುಭವ ಇದೆಯಲ್ಲ, ಅದು ಆ ಮಟ್ಟಕ್ಕೆ ಅವ್ರನ್ನ ತನ್ನ ನಿಲ್ಲಿಸ್ತು. ಅಷ್ಟು ತ್ಯಾಗದ ಮನೋಭಾವ ಇದ್ದಿದ್ರಿಂದ ಇಲ್ಲಿ ಅಂದ್ರೆ ಸ್ವತಂತ್ರ ಸಿಕ್ತು. ಹಂಗಾಗಿ ಬರೀ ಬಲಿದಾನದ ಬಗ್ಗೆ ನಾವು ಮಾತ್ರ ಯೋಚನೆ ಮಾಡ್ತೀವಿ, ತ್ಯಾಗ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಈ ತರ ಸ್ಯಾಕ್ರಿಫೈಸ್ ಮಾಡಿ ತಮ್ಮ ಜೀವನವನ್ನೇ ಅದಕ್ಕೆ ಮುಡಿಪಾಗಿಟ್ಟು ಈ ಹೆಣ್ಮಕ್ಳು ಅಂತ ಹೇಳಿದ್ರೆ ನಾವು ಸುಮ್ಮನೆ ಯೋಚನೆ ಮಾಡ್ಬೇಕಾಗಿಲ್ಲ. ಯಾಕಂದ್ರೆ ಎರಡು ಕಡೆಯಲ್ಲಿ ತುಂಬಾ ಕೆಲಸ ಮಾಡ್ಬೇಕಿತ್ತು, ಅವರು ಮನೆ ನಿರ್ವಹಣೆನೂ ಮಾಡಬೇಕಿತ್ತು, ಜೊತೆಗೆ ಸಮಾಜಕ್ಕೆ ಹೋಗೋದು ಸ್ವಲ್ಪ ಕಷ್ಟ ಇತ್ತು ಅವರು. ಅಂತದಲ್ಲೂ ಸಮಾಜದಲ್ಲಿ ಸ್ವತಂತ್ರಕ್ಕಾಗಿ ನಾವು ಭಾಗವಹಿಸ್ಬೇಕು, ಯಾರು ಅವ್ರನ್ನ ಫೋರ್ಸ್ ಮಾಡ್ತಿರ್ಲಿಲ್ಲ, ಅವ್ರು ನಿಂದೇಳೋದೇ ಜಾಸ್ತಿ ಇದ್ರು. ಅವ್ರಿಗೆ ಅಷ್ಟು ದೊಡ್ಡ ಜವಾಬ್ದಾರಿ ಇತ್ತು, ಆದ್ರೂ ಹೋಗಿ ಮುಂದಕ್ಕೆ ನಿಂತ್ಕೋತಿದ್ರು. ನಿಮಗೆ ಶಾಂತ ಶಾಂತಮ್ಮ ಅಂತ ಅವ್ರು ಬರ್ತಾರೆ ಹೊಸನಗರದಲ್ಲಿ. ಆಮೇಲೆ ಬಾಣಗಳಲ್ಲೇ ಪಾರ್ವತಮ್ಮ ಅಂತ ಅವ್ರು ಬರ್ತಾರೆ, ಪದ್ಮತಮ್ಮ ಅಂತ ಬರ್ತಾರೆ. ಇವರು ಅವತ್ತು ಅರಣ್ಯ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಅಂದರೆ ಅರಣ್ಯ ನಮ್ಮ ಹಕ್ಕು ಅಂತ ಈ ಅಸಹಕಾರ ಚಳವಳಿಯಲ್ಲಿ ಅರಣ್ಯ ಹೋರಾಟ ಇಟ್ಕೊಳ್ತಾರೆ. ಈ ಅವತ್ತಿನ ದಿನಗಳಲ್ಲಿ ಈಗ ಸಾಮಾನ್ಯವಾಗಿ ನಿಮಗೆ ಇಲ್ಲಿ ಗಮನ ಶಿವಮೊಗ್ಗನೇ ಗಮನಿಸಿದ್ರೆ ಈಗ ಉಷಾ ನರ್ಸಿಂಗ್ ಹೋಮ್ ಇದೆಯಲ್ಲ ಅದು ಕಾಡಾಗಿತ್ತಂತೆ. ನಮ್ಗೆ ಗೊತ್ತಿನ ಕಾಲ ತುಂಬ ಹಿಂದಿದೆ, ಅದು ಕಾಡಾಗಿತ್ತಂತೆ. ಗಾಂಧಿ ಬಜಾರಿಂದ ಮುಂದೆ ಅಭಿರಾಮ್ ಸರ್ಕಲ್ನಿಂದ ಅಲ್ಲಿಗೆ ಬಂದು ಈಚಲ್ ಮರ ಕಡಿದಂತೆ. ಬರೀ ಈಚಲ್ ಮರ ಕಡ್ದಿದ್ದಕ್ಕೆ ಎಂಥ ದೊಡ್ಡ ಶಿಕ್ಷೆ ಅಂತ ಹೇಳಿದವರಿಗೆ ಅವರಿಗೆ ಎರಡೂ ಕೈನ ಹಿಂದ್ಗಡೆ ಕಟ್ಟಿ ನೆಲಕ್ಕೆ ಹಾಕಿ ಅವ್ರಿಗೆ ಬೂಟ್ ಕಲ್ಲು ಬೈತಂತೆ. ಮತ್ತೆ ದೊಣ್ಣೆಗಳ

0: ಹೊಡಿತಿದ್ರು, ಸಾರ್ವಜನಿಕ ಹೊಡಿತಿದ್ರು ಅಂತ, ಯಾಕೆ ಬೇರೆಯವ್ರು ಮಾಡಬಾರ್ದು ಅಂತ. ಹಾಗಾದಾಗಲ್ಲ ಜಾಸ್ತಿನೇ ಆಯ್ತು ಅಂದ್ರೆ ಅಷ್ಟಿಂಸೆ ಅಷ್ಟಿಂಸೆ ಪಡಿಸ್ಕೊಂಡಿದ್ರೆ. ಆದ್ರೆ ಈ ನಮ್ಮ ಈ ಪಾರ್ವತಮ್ಮ ಅವರೆಲ್ಲ ಹೊಸನಗರ ಭಾಗದಲ್ಲಿ ಕಾಡಿಂದ ನಂಬ್ಕೊಂಡಿದ್ರು, ಕಾಡು ಉತ್ಪತ್ತಿಗಳನ್ನ ಯಾರು ಪಡಿಬಾರ್ದು ಅಂತ ಕಂಡೀಷನ್ ಹಾಕಿದ್ರು. ಕಾಡಿಗೆ ಹೋಗ್ಬಾರ್ದು, ಕಾಡಿಗೆ ಜಾನುವಾರುಗಳನ್ನ ಬಿಡಬಾರ್ದು, ಈ ತರ ಎಲ್ಲ ಕಂಡೀಷನ್ ಬಂತು. ಅವಾಗ ಯಾರೋ ಬಂದು ನಮ್ಮನ್ನ ಅಂತ ಕೇಳೋದು, ಕಾಡನ್ನ ಬೆಳೆಸ್ದವ್ರು ನಾವು, ಕಾಡಿನ ಹೇಗೆ ನೋಡ್ಕೊಳ್ಬೇಕು ನಮ್ಗೆ ಗೊತ್ತಿದೆ, ನೀವು ಕಾಡು ಬಗ್ಗೆ ಯೋಚನೆ ಮಾಡ್ಬಿಟ್ಟು ಅರಣ್ಯ ಹೋರಾಟಗಳು ಸ್ಟಾರ್ಟ್ ಆಗ್ಬಿಡುತ್ತೆ. ಇದು ಗೆರಿಲ್ಲಾ ಹೋರಾಟಗಳು, ಯಾಕಂದ್ರೆ ಗೆರಿಲ್ಲಾ ಹೋರಾಟಗಳು ನಮಗೆ ಹಿಂದೆ ಚನ್ನಮ್ಮಾಜಿ ಕಾಲದಲ್ಲಿ, ಕೆಳದಿ ಅರಸರ ಕಾಲದಲ್ಲಿ ಗೆರಿಲ್ಲಾ ಹೋರಾಟಗಳು ಕಲ್ತಿದ್ರು ಜನ. ಚನ್ನಮ್ಮಾಜಿ ಆ ದಿನಗಳಲ್ಲೇ ಔರಂಗಜೇಬನ ಸೈನ್ಯವನ್ನ ಗೆರಿಲ್ಲಾ ಹೋರಾಟಗಳೇ ಎದುರಿಸ್ತಿದ್ದಾಳೆ, ಸಕ್ಸಸ್ ಆಗಿದೆ. ಹಂಗಾಗಿ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಮತ್ತೆ ಕಾಡಿನ ಪರಿಸರ ಆದ್ರಿಂದ ಅವ್ರನ್ನ ಕಂಟ್ರೋಲ್ ಮಾಡಕ್ ಆಗ್ಲೇ ಇಲ್ಲ ಇಲ್ಲಿ ಬ್ರಿಟಿಷರಿಗೆ. ಅದನ್ನ ಹೆಣ್ಣು ಮಕ್ಕಳ ನೇತೃತ್ವ ತಗೊಂಡು ಮಾಡ್ತಿದ್ರು ಅಂದ್ರೆ ಯಾವ ಮಟ್ಟಕ್ಕೆ ಧೈರ್ಯ ಇತ್ತು ಅಂತ.
1: ನಿಜ ನಿಜ,
0: ಅಷ್ಟು ಮಟ್ಟಕ್ಕೆ ಧೈರ್ಯ ವ್ಯಕ್ತಪಡಿಸಿದ್ರು. ಹೆಣ್ಮಕ್ಳ ನೇತೃತ್ವ ತಗೊಂಡಿ ತುಂಬಾ ಜನ ಹೆಣ್ಮಕ್ಳು ಭಾಗವಹಿಸ್ ಸ್ಟಾರ್ಟ್ ಮಾಡಿದ್ರು. ಹೆಣ್ಮಕ್ಳನ್ನ ಕಂಟ್ರೋಲ್ ಮಾಡೋದು ಕಷ್ಟ ಆಯ್ತು, ಯಾಕಂದ್ರೆ ಏನ್ ಮಾಡ್ತೀರಿ ಹೇಗ್ ಮಾಡ್ತೀರಿ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಆ ಮಟ್ಟಕ್ಕೆ ಅಲ್ಲಿ ಹೋರಾಟ ನಡೀತು. ಹಂಗೆ ತುಂಬಾ ಜನ ಹೆಣ್ಮಕ್ಳು ಇದ್ರಲ್ಲಿ ಭಾಗವಹಿಸಿದ್ದು ಕಾಣುತ್ತೆ.
1: ನೆಕ್ಸ್ಟ್ ಮಾತು ಹಾಗೆ ಈಗ ಒಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
2: ನಮಸ್ತೆ ಮೇಡಮ್. ತುಂಬಾ ಚೆನ್ನಾಗಿ ಮಾತಾಡ್ತಾ ಇದಾರೆ ದಿನೇಶ್ ಸರ್ ಅವರು, ತುಂಬಾ ವಿಷಯಗಳನ್ನ ತಿಳ್ಕೊಳ್ತಾ ಇದೀವಿ. ಬಟ್ ಈಗ ಮರಗಳ ವಿಷಯ ಹೇಳಿದ್ರಲ್ಲ, ಅದಕ್ಕೆ ನನಗೆ ಈಗ ಒಂದು ಸಣ್ಣ ನನ್ನ ಅಪ್ಪ ಹೇಳಿದ್ ನೆನಪಾಯ್ತು. ನಮ್ಮ ತಂದೆನ ಸ್ಪೀಡ್ ಆಫ್ ಬೆಟರ್ ಆಗಿದ್ರು. ಇಲ್ಲಿ ಹೆಚ್ ಪಿ ಸಿಟ್ ಹಾಕಿಸಿದೀಯಲ್ಲ, ಅದೇ ಗೋಪಿ ಸರ್ಕಲ್, ಅದೇ ಗಾಂಧಿ ಪಾರ್ಕ್ ಅಲ್ಲಿ ಇದೆಲ್ಲ ಹಾಕಿತ್ತು ಅಂತಲ್ಲ, ಅವಾಗ ಅವ್ರ ಹತ್ರ ಅಲ್ಲಿ ಒಂದು ಮರ ನೆಡ್ಸಿದ್ರಂತೆ. ಅದ್ ಸುಮಾರಿಗೆ ಒಂದು 20 ವರ್ಷದ ಕೆಳಗ್ ಕೂಡ ಇತ್ತು ಆ ಮರ. ಅಪ್ಪ ಬಂದ ಯಾವಾಗ್ಲೂ ತೋರಿಸಿ ಗಾಂಧೀಜಿ ನೆಟ್ಟಿದ ಮರ ಅಂತ ಹೇಳಿ ಒಂದ್ 10 ನಿಮಿಷ ನಿಂತ್ಕೊಂಡ್ ಬರ್ತಾ ಇದ್ರು. ಅದನ್ನ ಹೇಳ್ಬೇಕು ಅನ್ನಿಸ್ಲು ಅದಕ್ಕೆ ಮಾಡಿದೆ.
1: ಓಕೆ ಸುಧಾ ಮ್ಯಾಮ್, ಸೊ ಹಾಗೆ ಯಾವ್ದಾದ್ರು ಇದರಲ್ಲಿ ಭಾಗವಹಿಸಿದ್ರ ಕಾರ್ಯಕ್ರಮದಲ್ಲಿ ಇವತ್ತು? ಓಕೆ ಸುಧಾ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತಾಡಿಸೋಣ. ಹಲೋ ನಮಸ್ತೆ.
3: ನಮಸ್ಕಾರ ಮೇಡಮ್. ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಬ್ರಹ್ಮಾನಂದ ಸರ್, ಹೇಗಿದ್ದೀರಾ?
3: ನಾನ್ ಚೆನ್ನಾಗಿದ್ದೀನಿ ಮೇಡಮ್, ತಾವ್ ಹೇಗಿದ್ದೀರಾ?
1: ನಾವು ಕೂಡ ಚೆನ್ನಾಗಿದ್ದೀವಿ. ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಸರ್.
3: ನಿಮ್ಗೂ ಕೂಡ ಎಲ್ಲಾ ಆರ್ಜೆಗಳಿಗೆ ಮತ್ತೆ FM ಬಳಗದವರಿಗೆ ಮತ್ತು ಸಮಸ್ತ ನಾಗರಿಕರಿಗೆ ಕೇಳುಗರಿಗೆ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಇವತ್ತು ಪ್ರತಿಯೊಬ್ಬ ಪ್ರಜೆಗೂ ಒಂದು ಸಂತೋಷದ ಹಬ್ಬ. ನಾವಿವತ್ತು ಇಲ್ಲಿ ಸಮಾಜದಲ್ಲಿ ಖುಷಿ ಖುಷಿಯಾಗಿ ಎಲ್ಲ ಕಡೆ ನಿರ್ಭೀತೆಯಿಂದ ಒಂದು ರಕ್ಷಣಾತ್ಮಕವಾಗಿ ಜೀವನ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ನಮ್ಮ ದೇಶದ ಸಂವಿಧಾನ ಮತ್ತೆ ನಮ್ಗೆ ಕೊಟ್ಟಿರ್ತಕ್ಕಂತ ಸರ್ಕಾರ ಕೊಟ್ಟಿರ್ತಕ್ಕಂತ ಸ್ವಾತಂತ್ರ್ಯ ಇವೆಲ್ಲವೂ ಮುಖ್ಯವಾಗಿ ನಾವು ಹೇಳ್ಬೇಕಾಗತ್ತೆ ಮೇಡಮ್.
1: ಹೌದು ಸರ್,
3: ಇವತ್ತು ನೀವು FM ರೇಡಿಯೋದಿಂದನೂ ವಿಶೇಷ ಕಾರ್ಯಕ್ರಮ ತಂದಿದ್ದೀರಾ ಕೇಳ್ತಾ ಇದ್ದೀನಿ, ತುಂಬಾ ಸಂತೋಷ ಅನ್ನಿಸ್ತು. ನಾನು ಇವತ್ತು ಬೆಳಗ್ಗೆ ಇಲ್ಲಿ ಗುಂಡಪ್ಪ ಶೆಡ್ ನಿವಾಸಿಗಳ ಸಂಘದಿಂದ ಸ್ವಾತಂತ್ರ್ಯೋತ್ಸವ ಇತ್ತು, ನಾನು ಅಲ್ಲಿ ಹೋಗಿದ್ದೆ. ಅಲ್ಲಿ ಪರೋಪಕಾರಂ ಟೀಮ್ ಅಂತ ಇದೆ, ಆ ಒಂದು ದೊಡ್ಡದು, ಅದು ಅವರು ಇಡೀ ನಗರದಲ್ಲಿ ಅವಾಗವಾಗ ಎಲ್ಲರನ್ನು ಕೂರಿಸ್ಕೊಂಡು ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ತುಂಬಾ ಒಂದು ಅಮೋಘ ಕಾರ್ಯ ಅದು, ಪರೋಪಕಾರಂ ಶ್ರೀಧರ್ ಅಂತ. ಇವತ್ತು ಆ ಒಂದು ಇದರಿಂದ ಸಂಘದಿಂದ ಒಂದು ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ಇತ್ತು, ಅದಕ್ಕೆ ನಮ್ಮ ಮಾಜಿ ಮುಖ್ಯಮಂತ್ರಿ ಈಶ್ವರಪ್ಪ ಅವರು ಬಂದಿದ್ರು. ತುಂಬಾ ಚೆನ್ನಾಗಾಯ್ತು, ಎಲ್ಲರೂ ಸೇರಿ ತುಂಬಾ ಚೆನ್ನಾಗಿ ಆಚರಣೆ ಮಾಡಿದ್ವಿ. ನಾನು ರಾಷ್ಟ್ರಭಕ್ತಿ ಗೀತೆಗಳನ್ನ ಹಾಡಿದೆ, ಎಲ್ಲರೂ ಸೇರಿ ಇದು ಏನಂದ್ರೆ ರಾಷ್ಟ್ರಗೀತೆ ಇದೆ ಮತ್ತೆ ನಮ್ಮ ಒಂದು ಜನಗಣಮನ ಎಲ್ಲವನ್ನು ಹೇಳಿದ್ವಿ. ಎಲ್ಲರೂ ಒಂದ್ ಕಡೆ ಸೇರಿ ವಿಚಾರ ವಿನಿಮಯಗಳನ್ನ ಹಂಚ್ಕೊಂಡ್ವಿ. ತುಂಬಾ ಸಂತೋಷ ಅನ್ನಿಸ್ತು. ಒಂದು ಹೇಗಂದ್ರೆ ಬೇರೆ ಹಬ್ಬಗಳನ್ನ ಹೇಗೆ ಆಚರಣೆ ಮಾಡ್ತೀವಲ್ಲ ಮೇಡಮ್, ಅದಕ್ಕಿಂತನೂ ಹೆಚ್ಚಿನಾದ ಸಂತೋಷ ಕೊಡ್ತಕ್ಕಂತ ಹಬ್ಬ ಅಂದ್ರೆ ಸ್ವಾತಂತ್ರ್ಯೋತ್ಸವ. ಯಾಕಂದ್ರೆ ದೇಶದ ಪ್ರತಿಯೊಬ್ಬ ಪ್ರಜೆ ಇದನ್ನ ಆಚರಣೆ ಮಾಡ್ತೀವಿ. ಒಂದು ಮಗುವಿಂದ ಹಿಡಿದು ಒಂದು ವಯಸ್ಸಾದ ಏಜ್ ಆಗಿರ್ತಕ್ಕಂತ ಜನಗಳು ಕೂಡ ಸೇರಿ ಎಲ್ಲರೂ ಈ ಒಂದು ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ. ಮತ್ತೆ ಈ ಸಲ ಕೇಂದ್ರ ಸರ್ಕಾರ ಹರ್ಘರ್ ತಿರಂಗ ಅಂತ ಅಭಿಯಾನ ಪ್ರತಿ ವರ್ಷದಂತೆ ತಂದಿತ್ತು. ನಾನು ಕೂಡ ನಮ್ಮ ಮನೆಯಲ್ಲಿ ತಿರಂಗವನ್ನು ಹಾರಿಸಿ ಆಮೇಲೆ ಆ ಒಂದು ಫೋಟೋವನ್ನು ವೆಬ್ಸೈಟ್ ಹಾಕಿ ಸರ್ಟಿಫಿಕೇಟ್ ಕೂಡ ತಗೊಂಡಿದ್ದೆ. ತುಂಬಾ ಸಂತೋಷ ಅನ್ನಿಸ್ತು ಮೇಡಮ್, ಈ ಒಂದೆಲ್ಲ ವಿಚಾರಗಳು ನಮ್ಮನ್ನೆಲ್ಲ ಒಂದೇ ಎಂತಕ್ಕಂತ ಭಾವನೆ ಮೂಡಿಸ್ತಕ್ಕಂತ ವಿಚಾರಗಳು ಮೇಡಮ್ ಇವೆಲ್ಲ.
1: ನಿಜ ನಿಜ ಸರ್. ಓಕೆ, ಧನ್ಯವಾದಗಳು ಸರ್ ಕರೆ
3: ಮಾಡಿದ್ರು.
1: ಥ್ಯಾಂಕ್ ಯು ಎಸ್ ಬ್ರಹ್ಮಾನಂದ ಅವರು ಕರೆ ಮಾಡಿದ್ರು. ಸೊ ಹಾಗೆ ತುಂಬಾ ಸಂತೋಷ ಕೊಡುವಂತಹ ಇಡೀ ದೇಶದವರೆಲ್ಲ ಸೆಲೆಬ್ರೇಟ್ ಮಾಡುವಂತಹ ಹಬ್ಬ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಹಾಗೇನೆ ನಾವು ನೀವು ಹೇಳ್ತಾ ಇದ್ದ ಮಾತುಗಳನ್ನೆಲ್ಲ ಕೇಳಿದ್ರೆ ಆಗ ಬಡವ ಶ್ರೀಮಂತ ಬೇರೆ ಈ ಜಾತಿ ಆ ಜಾತಿ ಯಾವ ಭೇದ ಭಾವನೂ ಇರಲಿಲ್ಲ, ಎಲ್ಲರ ಉದ್ದೇಶ ಕೇವಲ ಸ್ವಾತಂತ್ರ್ಯ ಒಂದೇ ಆಗಿತ್ತಲ್ವಾ ಸರ್.
0: ಅಂದ್ರೆ ಇದ್ದವರು ಇಲ್ದಿದ್ದವ್ರು ಎಲ್ಲರೂ ಸಹ ಸ್ವಾತಂತ್ರ್ಯಕ್ಕಾಗಿ ತಮ್ಮನ್ನ ಅರ್ಪಣೆ ಮಾಡ್ಕೊಳ್ತಿದ್ರು, ಇದು ಬಹಳ ವಿಶೇಷ. ಆಮೇಲೆ ಹೇಗ್ ಕಾರ್ಯಾಚರಣೆ ಹೇಗ್ ನಡೀತಿತ್ತು ಅಂತ ಹೇಳಿದ್ರೆ,

0: ಈಗ ಕೆಲವಷ್ಟು ಜನ ಬರೀ ಪೋಸ್ಟರ್ ಹಚ್ಚೋದೇ ಕೆಲಸ, ಅವರು ಬೆಳಿಗ್ಗೆಲ್ಲ ಬೇರೆ ಕೆಲಸ ಮಾಡ್ತಿದ್ರು, ಸಂಜೆ ತಕ್ಷಣ ಪೋಸ್ಟರ್ ತಗೊಂಡೋಗಿ ಬೇರೆ ಬೇರೆ ಕಡೆ ಹಚ್ಚಿದ್ರು. ಕೆಲವ್ರಿಗೆ ಭಾಷಣ ಮಾಡೋದು, ಶಾಂತವೇರಿ ಗೋಪಾಲ್ ಗೌಡರು ಈ ತರ ಭಾಷಣ ಮಾಡ್ತಿದ್ರು, ಮತ್ತೆ ಪೊಲೀಸ್ನವ್ರ ಕೈ ಸಿಗದೆ ತಪ್ಪಿಸ್ಕೊಂಡು ಓಡಾಡ್ತಿದ್ರು. ಒಂದ್ಸರಿ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಗಂಜಿ ಗಾಂಧಿ ಬಜಾರ್ನಲ್ಲಿ ಭಾಷಣ ಮಾಡಿಕೊಂಡು ನೆಕ್ಸ್ಟು ಹೋಗ್ತಾ ಇದಂದ್ರೆ ನಮ್ಮ ಇವತ್ತಿನ ರಾಮಣ ಶೆಟ್ಟಿ ಪಾರ್ಕ್ನಲ್ಲಿ ಭಾಷಣ ಇತ್ತು ಅವ್ರದ್ದು. ಭಾಷಣ ಮಾಡ್ತಾರೆ ಅಂದ್ರೆ ಜಿಲ್ಲಾಧಿಕಾರಿ ಗೊತ್ತಾಗ್ಬಿಡ್ತು. ಗೊತ್ತಾದ ತಕ್ಷಣ ಏನ್ಬಿಟ್ಟು ಅವರು ತುಂಬಾ ಪೊಲೀಸ್ನವ್ರು ಕರ್ಕೊಂಡು ಅಲ್ಲಿಗೆ ಬಂದರು. ಅಲ್ಲಿಗೆ ಬಂದ ತಕ್ಷಣ ಶಾಂತವೇರಿ ಗೋಪಾಲ್ ಗೌಡರು ಅವ್ರ ಎದುರುಗಡೆ ಸಿಕ್ಬಿಟ್ಟು ಮಾತಾಡ್ಸಿ, ಏನು ಸರ್ ಏನು ಇಷ್ಟೊಂದು ಜನ ಇಲ್ಲಿಗೆಲ್ಲ ಎಲ್ಲಿ ಹೋಗ್ತಾರೆ ಎಲ್ಲಿ ಹೋಗ್ತಾರೆ ಅಂತ ಕೇಳಿದ್ರು. ಹಿಂಗೆ ಅವ್ರು ನೋಡಿ ನೀನು ಯಾಕೆ ಇಲ್ಲಿದ್ಯಾ, ಹೋರ್ಡ್ ಫಸ್ಟ್ ಮನೆಗೆ ಅಂತ ಅವ್ರನ್ನ ಕಳಿಸಿದ್ದಾರೆ. ಕಳಿಸಿ ಮುಂದೋದ್ರೆ ಆದರೆ ಅವ್ರು ಹುಡ್ಕೊಂಬಂದಿದ್ದೆ ಅವ್ರನ್ನ, ಅವ್ರು ಯಾಕೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಅವರು ಕಂಪ್ಲೀಟ್ ಮಲೆನಾಡಲ್ಲಿ ಅಡಕೆ ಕೊಯ್ಲು ಮಾಡೋರು ಇರ್ತಾರಲ್ಲ, ಹಾಳು ಟೊಪ್ಪಿ ಹಾಕೊಂಡು ಸಣ್ಣದೊಂದು ಕಚ್ಚೆ ಪಂಚೆ ಹಾಕೊಂಡು ಸ್ವೆಟರ್ ತೆಕ್ಕೊಂಡು ಹಾಕೊಂಡು ಹಂಗೆ ಹೋಗ್ತಾ ಇದ್ರು ಅಂತ.
1: ಹಾಗಾಗಿ ಯಾರು ಕೂಡ ಗಮನಿಸ್ತಿರ್ಲಿಲ್ಲ
0: ಅಂದ್ರೆ, ಅದೇ ದೃಶ್ಯ ವೇಷದಲ್ಲೇ ಬೇರೆ ವೇಷದಲ್ಲಿ ಮಾತಾಡಿ ತಕ್ಷಣಕ್ಕೆ ಇದು ಗೊತ್ತಾದ ತಕ್ಷಣ ಅವರು ತಕ್ಷಣ ಚೇಂಜ್ ಮಾಡ್ಕೊಂಡು ಅವ್ರ ಎದುರುಗಡೆ ಮೂವ್ ಆಗಿದ್ದಾರೆ. ಅಂದ್ರೆ ಆ ರೀತಿ ವೇಷ ಬದಲಾವಣೆ ಮಾಡಿಕೊಂಡು ಮಾತಾಡುವಂತವ್ರು ಇದ್ದಾರೆ. ಹಾಗೆ ಕೆಲವಷ್ಟು ಜನ ಜೋಗಿಯರ್ ವೇಷ ಹಾಕೊಂಡು ಹಳ್ಳಲ್ಲಿ ಹೋಗಿ ಅವರು ಈ ಸ್ವತಂತ್ರ ಕಿಚ್ಚನ್ನ ಹಬ್ಬಿಸ್ತಿದಂತೆ. ವಿಶೇಷವಾಗಿ ರೈತರಿಗೆ ಸಂಬಂಧಪಟ್ಟಂಗೆ ದೊಡ್ಡ ಹೋರಾಟ ಇಲ್ಲಿ ಆಯ್ತು. ಸಾಗರದಲ್ಲಿ ಗಣಪತಪ್ಪ ಅವರ ನೇತೃತ್ವದಲ್ಲಿ ರೈತರ ಸಂಘಟನೆ ಆಯ್ತು ಗಾಂಧೀಜಿ ಅವರು. ಹಾಗಾಗಿ ಸಾಗರಕ್ಕೆ ಹೋಗ್ತಾರೆ ನೆಹರು ಇವತ್ತು ಗಾಂಧಿ ಮೈದಾನ ಅಂತ ಸಾಗರದಲ್ಲಿ ಇದೆಯಲ್ಲ, ಅಲ್ಲಿ ಅಲ್ಲೇ ಭಾಷಣ ಮಾಡ್ತಾರೆ ಅವರು. ಅಲ್ಲಿ ಭಾಷಣ ಮಾಡಿ ಅಲ್ಲಿರುವ ರೈತರಿಗೆಲ್ಲ ಇದು ಸಂಬಂಧಪಟ್ಟಂಗೆ ಅಲ್ಲಿ ಏನಾಗುತ್ತೆ ಅಂದ್ರೆ, ಹೆಂಡ ನಿರಾಕರಣೆ ಅಂದ್ರೆ ಹೆಂಡದ ವಿರುದ್ಧ ಒಂದು ಇದು ಚಳವಳಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅರಣ್ಯ ಚಳವಳಿ ಸ್ಟಾರ್ಟ್ ಆಗುತ್ತೆ, ಉಪ್ಪಿನ ಸತ್ಯಾಗ್ರಹ ಅಲ್ಲಿ ಆರಂಭ ಆಗ್ತದೆ. ಈ ತರದೆಲ್ಲ ಒಂದಿಷ್ಟು ಬೇರೆ ಬೇರೆ ತರದ ಚಳವಳಿ ಸ್ಟಾರ್ಟ್ ಆಗ್ತದೆ. ಈ ಈ ಚಳವಳಿಯ ಮುಂದುವರೆದಂತಂದ್ರೆ, ಈ ಚಳವಳಿ ಸ್ಫೂರ್ತಿಯಿಂದನೇ ಮುಂದೆ ಭೂ ಸುಧಾರಣೆ ಕಾಯ್ದೆ ಬಂದಾಗ ಸಾಗರದ ದೊಡ್ಡ ಹೋರಾಟ ಕಾಗೋಡು ಸತ್ಯಾಗ್ರಹ ನಡೀತದೆ. ಹಾಗಾಗಿ ಅಂದ್ರೆ ಈ ಚಳವಳಿಯ ಪ್ರಭಾವ ಅಷ್ಟಿತ್ತು ಅಂದ್ರೆ, ಒಂದೇ ಸತಿ ಅದು ಆಗಿರ್ಲಿಲ್ಲ. ಸ್ವತಂತ್ರ ಹೋರಾಟದಲ್ಲಿ ಬಹಳಷ್ಟು ಜನ ರೈತರು ಭಾಗವಹಿಸಿದ್ರು. ಸ್ವತಂತ್ರ ಮತ್ತೆ ಇದ್ರ ಬಗ್ಗೆ ಅವ್ರಿಗೆ ತುಂಬಾ ದೊಡ್ಡ ವಿಷಯ ಇತ್ತು. ಹಂಗಾಗಿ ಆ ಸ್ವತಂತ್ರ ಹೋರಾಟದಲ್ಲಿ ತುಂಬಾ ಜನ ಭಾಗವಹಿಸಿದ್ರಿಂದ ದೇಶದ ಸ್ಥಿತಿಗತಿಗಳ ಬಗ್ಗೆ ರಾಜಕೀಯದ ಬಗ್ಗೆ ತುಂಬಾ ಚೆನ್ನಾಗಿ ಆಲೋಚನೆ ಬಂತು ಅವರಿಗೆ. ಬರೀ ಇದಕ್ಕಿಂತ ಮುಂಚೆ ರೈತರು ಅಂದ್ರೆ ಬರೀ ಬೆಳೆಗಷ್ಟಕ್ಕೆ ಉಳ್ಕೊಂಡವರು, ಅವಾಗ ಅದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ನಾಲೆಜ್ ಬಂತು. ಹಾಗಾಗಿ ಭೂ ಸುಧಾರಣೆ ಕಾಯ್ದೆ ಬಂದಾಗ ಕಾಗೋಡು ಸತ್ಯಾಗ್ರಹ ಬಹಳ ದೊಡ್ಡ ಮಟ್ಟಕ್ಕೆ ನಡೀತು, ಅಲ್ಲಿ ದೊಡ್ಡ ವಿಶೇಷವಾಗಿ ನಡೀತು.
1: ಓಕೆ ಸರ್, ಹಾಗೆ ಮಾತನ್ನ ಮುಂದುವರಿಸೋಣ. ಒಂದು ಬ್ರೇಕ್ ನ ತಗೊಳ್ಳುವಂತಹ ಸಮಯ ಆಗ್ತದೆ, ಒಂದು ಚಿಕ್ಕ ಬ್ರೇಕ್ ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ನಮ್ಮ ದೇಶ ಹೋರಾಟದ ಕಥೆಗಳ, ಸಂಸ್ಕೃತಿಯ ಬಣ್ಣಗಳ ಮತ್ತು ಸಿಹಿಯಾದ ಸಂಬಂಧಗಳ ದೇಶ. ಈ ಸುಂದರ ಭಾರತಕ್ಕೆ ನಮ್ಮ ಹೃದಯಪೂರ್ವಕ ನಮನ. ಸರ್ವರಿಗೂ ಮೈಸೂರಿನ ಸಿಹಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
4: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
5: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
4: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
5: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
4: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
5: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ

ಜೀರೋ ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇವತ್ತು 80ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನ ನಾವು ಆಚರಿಸ್ತಾ ಇದೀವಿ. ಹಾಗೆ ನಮ್ಮ ಶಿವಮೊಗ್ಗದಲ್ಲಿ ಸ್ವಾತಂತ್ರ್ಯ ಹೋರಾಟ ಹೇಗೆಲ್ಲ ನಡೆದಿತ್ತು, ನಮ್ಮ ಶಿವಮೊಗ್ಗದಲ್ಲಿ ಏನೆಲ್ಲ ಆಗಿತ್ತು ಅನ್ನೋದ್ರ ಬಗ್ಗೆ ದಿನೇಶ್ ಸರ್ ತುಂಬಾ ಚೆನ್ನಾಗಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಸರ್ ಜೊತೆ ಮಾತನಾಡೋಣ, ಹಾಗೆ ಈ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನ ಸರಿಂದ ತಿಳ್ಕೊಳ್ಳೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ. ಹೇಳಲಿಕ್ಕೆ ತುಂಬ ಇದೆ, ಭಾಳಷ್ಟು ವಿಷಯ ಇದೆ. ಈಗಾಗಲೇ ಈಸೂರು ಬಗ್ಗೆ ಮಾತಾಡಲಿಕ್ಕೆ ಕಾಂತೇಶ್ ಸರ್ ಇದ್ದಾರೆ, ಹಾಗೆ ನಂತರದಲ್ಲಿ ಶಿವಮೊಗ್ಗದ ಮಹಿಳಾ ಹೋರಾಟಗಳಿಗೆ ಸಂಬಂಧಪಟ್ಟಂಗೆ, ಬೇರೆ ಸಂಬಂಧಪಟ್ಟಂಗೆ, ಪತ್ರಿಕೆ ಸಂಬಂಧಪಟ್ಟಂಗೆ ಮಾತಾಡಲಿಕ್ಕೆ ನಮಗೆ ಹಸೀನಾ ಮೇಡಮ್ ಸಿದ್ಧ ಇದ್ದಾರೆ. ನಾನು ನಿಮಗೆ ಹೊಸನಗರ, ನಾನು ಹೊಸನಗರದ ಓದ್ನವರೇ ಆದ್ರಿಂದ ಹೊಸನಗರದಲ್ಲಿ ಇದು ಹೇಗಿತ್ತು, ಹೇಗೆ ನಡೀತಿತ್ತು ಅಂದರೆ, ಹೊಸನಗರ ಒಂದು ತುಂಬ ಚಿಕ್ಕ ಹಳ್ಳಿನೇ ಆ ಲೆಕ್ಕದಲ್ಲಿ ಅವಾಗ, ಮತ್ತು ಸಾಕಷ್ಟು ಮುಳುಗಡೆಯಿಂದ ಮುಳುಗೋದಂಥ ಪ್ರದೇಶ.
0: ಓಕೆ.
1: ಅವಾಗ ಭಾಸ್ಕರ್ ಹಿರಿಯ ಭಾಸ್ಕರ್ ಡ್ಯಾಮ್ ಆಗಿತ್ತು, ಹಾಗಾಗಿ ಒಂದಿಷ್ಟು ಮುಳುಗಡೆ ಆಗಿತ್ತು, ಹಳ್ಳಿಗಳು ಇರಲಿಲ್ಲ ಚಿಕ್ಕದಿತ್ತು. ಆದರೂ ಸಹ ಅಲ್ಲೊಂದು ಒಂದಿಷ್ಟು ಹೋರಾಟಗಳು ನಡೀತು. ನಾಗರಕೋಟೆ ಕೊಲ್ಲೂರಯ್ಯ ಅಂತ ಅವರು ಆಯುರ್ವೇದ ಪಂಡಿತರು, ಅಂದರೆ ಅವರು ನಾಟಿ ವೈದ್ಯರು. ಈ ನಾಟಿ ಔಷಧಿಗಳನ್ನ ಕೊಡ್ತಾಯಿದ್ರು, ಮನೆ ಮನೆಗೆ ಹೋಗಿ ಜಾನುವಾರುಗಳಿಗೆ ಮನುಷ್ಯರಿಗೆ ನಾಟಿ ವ್ಯವಸ್ಥೆ ಕೊಡ್ತಾ ಇದ್ರು. ನಾಟಿ ವ್ಯವಸ್ಥೆ ಕೊಡ್ತಾ ಕೊಡ್ತಾನೆ ಅವರು ಈ ನಾಟಿ ವ್ಯವಸ್ಥೆ ಕೊಡೋಕೆ ಹೋಗ್ಬೇಕಾದ್ರೆ, ನಮ್ಮ ತಂದೆಗಳೆಲ್ಲ ಹೇಳಿದ್ದನ್ನು ಕೇಳಿದ್ದು, ನಾಟಿ ವ್ಯವಸ್ಥೆ ಕೊಡ್ಬೇಕಾದ್ರೆ ಇವರು ಗಾಂಧೀಜಿಯವರು ಬಂದಿದ್ದಾರೆ, ಗಾಂಧೀಜಿಯವರು ಹೋರಾಟ ಮಾಡ್ತಾರೆ, ನೀವು ಸುಮ್ಮನೆ ಕೂತ್ಕೋಬಾರ್ದು, ನೀವು ಸೇರ್ಕೊಳ್ಬೇಕು ಅಂತೇಳಿ ಎಲ್ಲರಿಗೂ ಹೇಳೋರಂತೆ. ಏನೇನು ಮಾಡಬೇಕು ಅಂತ ಹೇಳೋರಂತೆ. ಅಂದ್ರೆ ಯಾವ ಪೊಲೀಸ್ನವರು ಅವ್ರು ಮುಟ್ಲಿಲ್ಲ, ಯಾಕಂದ್ರೆ ನಾಟಿ ವೈದ್ಯರು,
0: ನಾಟಿ ವೈದ್ಯರು ಔಷಧಿ ಕೊಡಕ್ಕೆ ಹೋಗ್ತಾರೆ.
1: ಆ ಥರದಲ್ಲಿ ಒಂದಿಷ್ಟು ಅವರಿಗೆ ಅವ್ರು ಪ್ರಚೋದನೆ ಮಾಡ್ತಾ ಇದ್ರಂತೆ. ಆಗ ಕೆಲವರು ಕಟ್ಟಿನಾಗಪ್ಪ ಅನ್ನೋಂಥವ್ರು, ಆಮೇಲೆ ಇನ್ನೊಬ್ರು ನಾವು ನೋಡಿದ್ದವ್ರನ್ನೆಲ್ಲ, ನಾವು ನೋಡಿದ್ವಿ ಅವ್ರನ್ನ, ಕಲ್ಲ ಕಟ್ಟಿನಪ್ಪ ಅನ್ನೋರು ಮತ್ತು ನಾಗೇಶ್ ರಾವ್ ಅಂತ ಇವರೆಲ್ಲ ಅವಾಗ ಈ ಸ್ವತಂತ್ರ ಹೋರಾಟದಲ್ಲಿ ಹುಡುಗರಂತ ಇನ್ನು ಅವರು ಅವರೆಲ್ಲ ನೇರವಾಗಿ ತುಂಬಿದ್ರು. ಹೇಗೆ ಅಂತಂದ್ರೆ, ಅಲ್ಲಿ ಈ ಪೊಲಿಟೇಷನ್ ಇದೆ, ಆ ಪೊಲಿಟೇಷನಿಗೆ ತಾಲೂಕು ಆಫೀಸ್ ಕಲ್ಲು ಹೊಡೆದಿದ್ದು, ನಿರಾಕರಣೆ ಮಾಡಿರೋದು. ನೆಕ್ಸ್ಟ್ ನಿಮಗೆ ಗಂಧೇಶ್ವರಮ್ಮ ಪಿಕ್ಚರ್ ಶೂಟಿಂಗ್ ಆದಾಗ ಅದನ್ನ ತೆಗೆದಿದ್ರು, ಅಂದ್ರೆ ದೊಡ್ಡ ಜೈಲದು ಜೈಲ್ ಮಾಡಿ ತೋರಿಸಿದ್ರು. ಆ ಜೈಲ ದೊಡ್ಡ ಅಂದ್ರೆ ಹೆಚ್ಚು ಕಡಿಮೆ ಒಂದು 20 ಅಡಿ ಹೈಟಿನ ಡೋರ್ ಇತ್ತು, ದೊಡ್ಡ ಮರ ಡೋರ್ ಇತ್ತು, ನಾವು ನೋಡಿದ್ದೆ. ಅದನ್ನ ಜೈಲ್ ಮಾಡಿದ್ರು ಅಂತ ಅವಾಗ, ಆ ಜೈಲ್ಗಳಿಗೆ ಹಾಕ್ತಿದ್ರು ಅಷ್ಟು ದೊಡ್ಡ, ಇಲ್ಲಿ ಹಾರೋ ಕಥೆನೆ ಇಲ್ಲ ಆ ಥರ ದೊಡ್ಡ ಜೈಲು. ಅಲ್ಲಿಗೆ ಹೋಗಿದ್ರು ಅಂತ ಅದು ನಮ್ಗೆ ಆ ಪೊಲಿಟೇಷನ್ ನೋಡಿದಾಗೆಲ್ಲ ಒಂದ್ಸರಿ ನೆನಪಾಗ್ತಿತ್ತು, ಪೊಲಿಟೇಷನ್ ಇತ್ತು. ಆಮೇಲೆ ಅದು ಆ ತಾಲೂಕು ಆಫೀಸ್ ಆಯ್ತು, ತಾಲೂಕು ಆಫೀಸು ಅಲ್ಲೇ ಇತ್ತು, ಅದನ್ನ ಗಮನ ಅಲ್ಲೆಲ್ಲ ಅವ್ರನ್ನ ಕೂಡ ಹಾಕಿದ್ರಂತೆ. ಹಂಗೆ ಚಿಕ್ಕ ಚಿಕ್ಕ ಹೋರಾಟಗಳು ಅವಾಗ ನಡೀತಿತ್ತು ಅಂತ.
0: ಸೊ ಹಾಗೇನೇ ಆಗಲೇ ಮಾತನಾಡ್ತಾ ಇದ್ವಿ, ನಾನು ಕ್ವಶನ್ ಕೇಳ್ತಾ ಇದ್ದೆ, ಭಾರತದ ಮೊದಲ ಸ್ವಾತಂತ್ರ್ಯ ಪಡೆದುಕೊಂಡಂತಹ ಹಳ್ಳಿ ಯಾವುದು ಅಂತ ಹೇಳಿ. ಶಾಂತಾ ಶ್ರೀರಾಮ್ಪುರ ಅವರು, ಗೀತಾ ಅವರು, ಹಾಗೆಯೇ ಶಾಂತಾಚಾರ್ ಅವರು, ಹಾಗೆ ಕೆಂಡೇಗೌಡ ಅವರು, ಇವರೆಲ್ಲರೂ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಈಸೂರು ಆ್ಯಕ್ಚುಲಿ ಭಾರತದಲ್ಲಿ ಮೊದಲು ಸ್ವಾತಂತ್ರ್ಯವನ್ನು ಪಡೆದುಕೊಂಡಂತಹ ಹಳ್ಳಿಯಾಗಿತ್ತು. ಏಸೂರು ಕೊಟ್ಟರು ಈಸೂರು ಕೊಡವು ಎನ್ನುವಂಥ ಒಂದು ದೃಢವಾದ ನಿರ್ಧಾರವನ್ನು ಅವರು ಮಾಡಿದರು. ಹಾಗೆಯೇ ಈಸೂರಿನ ಬಗ್ಗೆ ಕೂಡ ಮುಂದೆ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ಹಾಗೆ ಮಹಿಳೆಯರ ಪಾತ್ರ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಏನು ಕಮ್ಮಿ ಇರಲಿಲ್ಲ. ಹಾಗೆಯೇ ಪತ್ರಿಕೆಗಳು ಕೂಡ ದೊಡ್ಡ ಕೆಲಸವನ್ನು ಮಾಡಿದವೆ ಅಲ್ವಾ ಸರ್? ಆಗಿನ ಕಾಲದಲ್ಲಿ ಪತ್ರಿಕೆಗಳು ತುಂಬ ಏನು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾಹಿತಿಯನ್ನು ತಿಳಿಸೋದಿರ್ಬೋದು, ಎಲ್ಲ ಕೆಲಸದಲ್ಲಿ ಪತ್ರಿಕೆ ಕೂಡ ದೊಡ್ಡ ಒಂದು ಕೆಲಸವನ್ನ ಮಾಡಿದೆ ಅಂತಾನೆ ಹೇಳಬಹುದು. ಹಾಗೆಯೇ ಆಗ್ಲೇ ಕೇಳ್ತಾ ಇದ್ವಿ, ಶಿವಮೊಗ್ಗದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ದೇಣಿಗೆ ಎಷ್ಟು ಸಿಕ್ಕಿತ್ತು ಅಂತ ಹೇಳಿ, ಎಷ್ಟು ಸಿಕ್ಕಿತ್ತು ಸರ್?
1: ಅಂದ್ರೆ ಅವರು ಭಾಷಣ ಮಾಡಬೇಕಾದ್ರೆ ತನ್ನ ಹರಿಜನ ಸೇವೆಗೆ ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ಅಂತ ಕೇಳಿದ ತಕ್ಷಣಕ್ಕೆ ಅವರಿಗೆ ಆ ಸಂದರ್ಭದಲ್ಲಿ ಯಾರು ಸಹ ದುಡ್ಡು ತಗೊಂಡು ಬಂದಿರಲಿಲ್ಲ, ಆದ್ರೂ ಅಲ್ಲಿ ನಿಂತವರೆಲ್ಲ ಯಾವ್ದು ತಮ್ಮ ಎಷ್ಟಿತ್ತು ಅಷ್ಟು ಕೊಟ್ಟು 6,000 ರೂಪಾಯಿ ಕಲೆಕ್ಟ್ ಆಗಿತ್ತು.
0: ಅಂದ್ರೆ ಆಗಿನ ಆಚಾರ ಅಂದ್ರೆ ಇವಾಗ ಲಕ್ಷಗಟ್ಟಲೆ, ಅದು
1: ಒಂದು ಕ್ಷಣದಲ್ಲಿ. ಅಂದ್ರೆ ಅವ್ರ ಭಾಷಣ ಮುಗಿಸೋದ್ರೊಳಗೆ ಅಲ್ಲಿದ್ದವರೆಲ್ಲ ಕೊಟ್ಟಿದ್ದ 6,000 ರೂಪಾಯಿ ದೇಣಿಗೆ ಕಲೆಕ್ಷನ್ ಸಂಗ್ರಹ ಆಗಿತ್ತು ಅಂತ. ಮತ್ತೆ ಸುಮಾರು ಮನೆಗಳಲ್ಲಿ ಹೆಣ್ಮಕ್ಳು ತಮ್ಮ ಇದನ್ನೇ ಕೊಟ್ಟಿದ್ದು ಅಲ್ಲ,
0: ಚಿನ್ನಾಭರಣಗಳನ್ನು
1: ಕೊಟ್ಟಿದ್ದಲ್ಲ ಇದೆ.
0: ಓಕೆ, ಸೊ ಹಾಗಿದ್ರೆ ಈಗ ಹೆಣ್ಣು ಮಕ್ಕಳ ಪಾತ್ರ ಹೇಗಿತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ, ಪತ್ರಿಕೆಗಳ ಪಾತ್ರ ಎಷ್ಟಿತ್ತು ಅನ್ನೋದ್ರ ಬಗ್ಗೆ ಪವಿತ್ರ ದಿನೇಶ್ ಅವರು ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾರೆ. ಇಷ್ಟೊತ್ತು ನಮಗೆ ದಿನೇಶ್ ಅವರು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರು. ದಿನೇಶ್ ಸರ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಹಾಗೆ

0: ಓಕೆ, ಪವಿತ್ರ ಅವರು ಬರ್ತಾರೆ, ಕಾರ್ಯಕ್ರಮದ ಬಗ್ಗೆ ತಿಳಿಸ್ಕೊಡ್ತಾರೆ. ನಮಸ್ತೆ ಪವಿತ್ರ.
1: ನಮಸ್ತೆ ರಕ್ಷಿತಾ.
0: ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು.
1: ಧನ್ಯವಾದಗಳು. ನಿಮಗೂ ಸಹ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಹಾಗೆ ಶಿವಮೊಗ್ಗದಲ್ಲಿ ನಡೆದಂತಹ ಹೋರಾಟಗಳ ಬಗ್ಗೆ ಅಲ್ವಾ, ಶಿವಮೊಗ್ಗ ಅಂದ್ರೆ ಒಂದು ಹೋರಾಟದ ಮಣ್ಣು ಅಂತಾನೆ ಹೇಳ್ಬೋದು. ಇಲ್ಲಿ ನಮ್ದು ಹೆಮ್ಮೆ ಅನ್ಸುತ್ತೆ, ನಾವು ಇಲ್ಲಿ ಶಿವಮೊಗ್ಗದಲ್ಲಿ ಇದೀವಿ ಅಂತ ಹೇಳಿದ್ರೆ, ಇಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟೊಂದು ಜನ ಬಲಿದಾನವನ್ನ ಮಾಡಿದ್ರು, ಇದೆಲ್ಲವನ್ನ ಕೇಳಿದಾಗನೆ, ನೀವು ಹೇಳುವಂತಹ ಕಾರ್ಯಕ್ರಮವನ್ನು ಕೇಳಿಸ್ಕೊಂಡಾಗನೆ ಎಷ್ಟೊಂದು ಖುಷಿ ಆಗುತ್ತೆ ಅಲ್ವಾ. ಅಂತಹ ಶಿವಮೊಗ್ಗದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಈಗ ನಾವು ಕೂಡ ನಾನು ಈ ಕಾರ್ಯಕ್ರಮವನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ. ಹಾಗೆ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರ್ತೀವಲ್ವಾ.
0: ಓಕೆ ಓಕೆ ಪವಿತ್ರ.
1: ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ
0: ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕಾಮಣಗೆ ಮಿಂಚುಗಳು.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: मुंगारु हंगामी ना बेले वीमे गागी ईग नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ನಮ್ಮ ದೇಶ ಹೋರಾಟದ ಕತೆಗಳ, ಸಂಸ್ಕೃತಿಯ ಬಣ್ಣಗಳ ಮತ್ತು ಸಿಹಿಯಾದ ಸಂಬಂಧಗಳ ದೇಶ. ಈ ಸುಂದರ ಭಾರತಕ್ಕೆ ನಮ್ಮ ಹೃದಯಪೂರ್ವಕ ನಮನ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ
6: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯಿತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
8: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಮ್ಮ ಎಲ್ಲ ಕೇಳುಗರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ, ಸ್ನೇಹಿತರೆ, ಎಲ್ಲರೂ ಕೂಡ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸ್ತಾ ಇದ್ದೀರಾ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಇತಿಹಾಸ ಉಪನ್ಯಾಸಕರಾದಂಥ ಡಾಕ್ಟರ್ ಹಸೀನಾ ಕಾದ್ರಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ಪರಿಸರ ಅಧ್ಯಯನ ಕೇಂದ್ರದ ಸಹನ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
9: ಧನ್ಯವಾದಗಳು ಮೇಡಮ್.
8: ಸಹನ ಮೇಡಮ್, ನಿಮಗೂ ಸಹ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
10: ನಮಸ್ತೆ ಮೇಡಮ್.
8: ಮೇಡಮ್, ಈಗ ಸ್ವಾತಂತ್ರ್ಯ ನಾವೀಗ ಪಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಎಷ್ಟೊಂದು ಜನ ಬಲಿದಾನದ ಒಂದು ಪ್ರತೀಕವಾಗಿ ಅಲ್ವಾ ನಾವೀಗ ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ವಿ. ಹಾಗೆ ಎಲ್ಲರೂ ಕೂಡ ಬೆಳಗ್ಗೆ 8 ಗಂಟೆಯಿಂದನೇ ಲೈವ್ ಕಾರ್ಯಕ್ರಮದ ಮೂಲಕ ಎಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯವನ್ನು ತಿಳಿಸಿದರು. ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದಂಥ ಲಕ್ಷಾಂತರ ಜನ ದೇಶಭಕ್ತರ ಕುರಿತಾಗಿ ಮಾಹಿತಿಯನ್ನು ತಿಳ್ಕೊಂಡ್ವಿ. ಹಾಗೆ ಈ ಸ್ವಾತಂತ್ರ್ಯ ಅಂದ ತಕ್ಷಣ ನಾವು ಸ್ವಾತಂತ್ರ್ಯ ಪಡೆಯೋದಕ್ಕೆ ಜನರೆಲ್ಲ ಎಷ್ಟೊಂದು ಶ್ರಮ ಪಟ್ಟಿದ್ರು, ಇದರ ಜೊತೆಗೆ ಪತ್ರಿಕೆಗಳು ಕೂಡ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿತ್ತು ಈ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ, ಅಲ್ವಾ ಮೇಡಮ್? ಈಗ ಕೇವಲ ಮಾಹಿತಿಯನ್ನು ಹೇಳೋದಷ್ಟೇ ಅಲ್ಲ, ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು ಕೂಡ ಪತ್ರಿಕೆಗಳು ಮಾಡಿತ್ತು, ಅಲ್ವಾ ಮೇಡಮ್? ಈ ಪತ್ರಿಕೆಗಳ ಬಗ್ಗೆ ಒಂದಿಷ್ಟು ಮಾತಾಡ್ಬೋಣ.
9: ಖಂಡಿತ. ಎಲ್ಲರಿಗೂ ನಮಸ್ಕಾರ. 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ನಾವು ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಒಂದೆರಡು ಮಾತುಗಳನ್ನು, ಚರ್ಚೆಗಳನ್ನು ಆಲಿಸೋಣ. ಸ್ವಾತಂತ್ರ್ಯ ದಿನಾಚರಣೆ ಅಂತ ಅಂದಾಗ ಎಲ್ಲರಿಗೂ ಸುಗ್ಗಿ, ಸಂಭ್ರಮ. ಬೇರೆ ಎಲ್ಲ ಹಬ್ಬಗಳಿಗಿಂತ ಈ ಹಬ್ಬ ನಮ್ಗೆಲ್ರಿಗೂ ತುಂಬಾನೇ ಖುಷಿ ಕೊಡುವಂಥದ್ದು. ಸಡಗರ, ನಾವೆಲ್ಲರೂ ಭಾರತೀಯರು ಅನ್ನುವಂಥದ್ದು ಮೈ ನವಿರೇಳಿಸುವಂತಹ ಒಂದು ದಿನ, ಮತ್ತೆ ನಾವೆಲ್ಲ ಪುಳಕಗೊಳ್ಳುವಂತಹ ಒಂದು ದಿನ ಇವತ್ತು. ಈ ಸಂದರ್ಭದಲ್ಲಿ ಈ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತಮ್ಮ ಜೀವನವನ್ನೇ ತೆತ್ತಂತಹ, ತ್ಯಾಗ ಬಲಿದಾನಗಳನ್ನು ನೀಡಿದಂಥವರನ್ನೆಲ್ಲರನ್ನು ಸ್ಮರಿಸಿಕೊಳ್ಳುವುದು ಅಷ್ಟೇ ನಮ್ಮ ಆದ್ಯ ಕರ್ತವ್ಯ ಕೂಡ. ಹಾಗಾಗಿ ಅಂತಹದ್ರಲ್ಲಿ ಈ ಸ್ವಾತಂತ್ರ್ಯ ಹೋರಾಟ ನಡಿಬೇಕಾದ್ರೆ ಸಾಹಿತ್ಯ, ಪತ್ರಿಕೆಗಳು ಇವೆಲ್ಲವೂ ಕೂಡ ಒಂದಿಲ್ಲೊಂದು ರೀತಿಯಲ್ಲಿ ಸಹಕಾರ ಆಗೇ ಆಗಿದೆ. ಯಾಕೆ ಅಂತಂದ್ರೆ ಹಿಂದೆಲ್ಲ, ಈಗಾದ್ರೆ ಸೋಷಿಯಲ್ ಮೀಡಿಯಾ ನೋಡಿ, ಒಂದು ಕ್ಷಣದಲ್ಲಿ ಏನು ಆಗಿರ್ಲಿ ಆಗಿಲ್ದೆ ಇರಲಿ, ಒಂದು ಕ್ಷಣದಲ್ಲಿ ಮಾಹಿತಿ ಎಲ್ಲರಿಗೂ ರವಾನೆ ಆಗುತ್ತೆ. ಆದ್ರೆ ಹಿಂದೆ ಆಗಿರ್ಲಿಲ್ಲ. ಹಿಂದೆ ನಾವೇನಾದ್ರೂ ಒಂದು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ, ಸಂಗ್ರಾಮದ ಕುರಿತಾಗಿ, ಅದರದ್ದು ಆಗುಹೋಗುಗಳನ್ನು ತಿಳಿಸ್ಬೇಕು ಅಂತಂದ್ರೆ ಇಲ್ಲ ಒಂದು ಕರಪತ್ರಗಳು ಬೇಕಿತ್ತು, ಇಲ್ಲ ಅಂದ್ರೆ ಒಂದು ಪತ್ರಿಕೆಗಳು ಬೇಕಿತ್ತು. ಕರಪತ್ರಗಳು ಮತ್ತೆ ಪತ್ರಿಕೆಗಳು ಇಡೀ ಸ್ವಾತಂತ್ರ್ಯ ಹೋರಾಟ ಇಡೀ ರಾಷ್ಟ್ರಾದ್ಯಂತ ನಡೆಯಕ್ಕೆ ಅದರದ್ದು ಕೊಡುಗೆ ಎಷ್ಟು ಅಪಾರ ಆಗಿತ್ತು ಅಂತ ಅಂದ್ರೆ ನಾವು ಅದನ್ನ ಹೇಳಲು ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಆ ಸಾಹಿತ್ಯ, ಆ ಕರಪತ್ರ ಅಕ್ಷರದ ಮೂಲಕ, ಅಂದ್ರೆ ಓದು ಬರಹ ಕಲ್ತವ್ರೆ ತುಂಬಾ ಕಡಿಮೆ ಇದ್ರು. ಕಡಿಮೆ ಇದ್ರೂ ಕೂಡ ಪತ್ರಿಕೆಗಳ ಮೂಲಕ ರವಾನೆ ಮಾಡ್ಬೇಕಿತ್ತು. ಯಾಕೆ ಅಂತಂದ್ರೆ ಹೇಗ್ ಬೇಕು ಹಾಗೆ ಸಭೆ ಸೇರೋ ಹಾಗಿರ್ಲಿಲ್ಲ, ಹೇಗ್ ಬೇಕು ಹಾಗೆ ಅದನ್ನ ನಾವು ಈಗಾದ್ರೆ ನೋಡಿ ಒಂದು ಕ್ಷಣಕ್ಕೆ ಏನಾದ್ರು ಹೋರಾಟ ಮಾಡ್ಬೇಕಂದ್ರೆ ಒಂದ್ ಮೆಸೇಜ್ ಹಾಕಿದ್ರೆ ಸಾಕು, ಇಡೀ ಊರಿಗೂರು ಬಂದು ಸೇರತ್ತೆ. ಈಗ ಒಂದ್ ಯಾವ್ದೋ ಸಂಭ್ರಮ ಆಗ್ತಿದೆ ಅಂತ ಹೇಳಿದ್ರೆ ಎಲ್ಲ ಜನ ಸೇರ್ತಾರೆ. ಆದ್ರೆ
8: ಕಣ್ತಪ್ಪಿಸಿ
9: ಬರ್ಬೇಕಿತ್ತು. ಮತ್ತೆ ಇದ್ರಲ್ಲಿ ಎಷ್ಟು ಕಷ್ಟದ ಸಂದರ್ಭಗಳು ಇರ್ತಿತ್ತು ಅಂತಂದ್ರೆ ಈ ಬೆಳಗ್ಗೆಯಿಂದ ನೀವು ಕೇಳಿದಿರಿ. ಎಷ್ಟೊಂದು ಇಡೀ ರಾಜ್ಯದ ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಏನೇನಾಯ್ತು ಅಂತ ಈ ಹಿಂದಿನ ಒಂದು ಅವರು ತಿಳಿಸಿದ್ರು. ಇದು ಹೇಗೆ ಅಂತಂದ್ರೆ ಎಳೆ ಎಳೆ ನಾವು ಏನು ಒಂದ್ ಗಂಟೆ ಎರಡು ಗಂಟೆ ಅಥವಾ ಇಡೀ ದಿವಸ ಮಾತಾಡೋದಿಲ್ಲ. ವಿಷಯ ಇಷ್ಟು ಸುಲಭ ಆಗಿರ್ಲಿಲ್ಲ. ಕಣ್ ತಪ್ಪಿಸ್ಬೇಕಿತ್ತು, ಅನ್ನ ಆಹಾರ ಬಿಡ್ಬೇಕಿತ್ತು, ನಮ್ಮ ಆಸೆ ಆಕಾಂಕ್ಷೆಗಳನ್ನ ಬಿಡ್ಬೇಕಿತ್ತು. ನಾವ್ ಈ ಸ್ವಾತಂತ್ರ್ಯ ಹೋರಾಟ ಅಂತ ಅಂದಾಗ ಎಷ್ಟೋ ಕಥೆಗಳನ್ನ ಓದ್ತೀವಿ. ತಿಳಿದವ್ರು ಮಾತಾಡ್ಬೇಕಾದ್ರೆ ನಮ್ ಶಿವಮೊಗ್ಗದಲ್ಲಂತೂ ತುಂಬಾ ಜನ ಇದಾರೆ. ನಂಗೆ ಈ ಜ್ವರಾರಿ ಕಂಪನಿ ಅದೆಲ್ಲ ನೋಡಿದಾಗ ಈಗ ಬರ್ತಾ ನಾನು ಗಿರಿಮಾಜಿ ಅವರ ಹೆಸರು ನೋಡಿದೆ. ಇವರೆಲ್ಲರನ್ನು ನೋಡಿದಾಗ ಇವರೆಲ್ಲರೂ ನಿಜ ಇದ್ರಲ್ಲ. ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಒಬ್ರು 96 ವರ್ಷದ ಸಂಡ್ರಯಪ್ಪ ಅವ್ರು ಸಿಕ್ಕರು. ಈ ತರ ಎಲ್ಲ ನೋಡಿದಾಗ
8: ಹೋರಾಟವನ್ನ ಕಣ್ಣಾರೆ
9: ನೋಡಿದಂತವ್ರು, ಅನುಭವಿಸಿದಂತವ್ರು, ಅವರೆಲ್ಲರು ಅನ್ನ ನೀರು ಬಿಟ್ಟಂತವ್ರು. ನಾವು ನೋಡ್ರಿ ಒಂದ್ ಹೊತ್ತು ಬೆಳಗ್ಗೆ ತಿಂದು ಒಂದ್ ಗಂಟೆ ಆಗ್ತಿದ್ದಂಗ್ಲೆ ಹಸಿವಾಗತ್ತೆ. ಆದ್ರೆ ಅವರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಎಷ್ಟು ಬರೀ ಅವಲಕ್ಕಿ, ನಾನು ಒಂದು ವಿಷಯ ಓದ್ತಾ ಇದ್ದೆ, ಒಂದು ಅವಲಕ್ಕಿ ಬೆಲ್ಲ ಇಷ್ಟನ್ನೇ ತಿಂದು ದಿನಗಟ್ಟಲೆ ಕಳೆದಂತವ್ರು ಇದ್ರು. ಈ ತರ
8: ಒಂದೇ ನಾವು ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದ್ಕೊಡ್ಬೇಕು, ಬ್ರಿಟಿಷರ ಗುಲಾಮಗಿರಿಯಿಂದ ನಾವು ಮುಕ್ತರಾಗಬೇಕು, ಭಾರತ ಮಾತೆಯನ್ನ ಅನ್ನೋದು ಒಂದೇ ಇತ್ತು.
9: ಈ ಕಿಚ್ಚಿಂದ ನೋಡಿ ಅವರಿಗೆ ಹೊಟ್ಟೆ ಹಸಿತಿರ್ಲಿಲ್ಲ, ಹೆಂಡತಿ ಮಕ್ಕಳು ನೆನಪಾಗ್ತಿರ್ಲಿಲ್ಲ. ಎಷ್ಟೋ ಜನ ನಾವು ಗಾಂಧೀಜಿಯವರ ಆಗಮನ ಕರ್ನಾಟಕಕ್ಕೆ ಆದಾಗ, ಶಿವಮೊಗ್ಗಕ್ಕಾದಾಗ, ಇಲ್ಲಿ ನಮ್ಮ ಸಿರ್ಸಿ ಸಿದ್ದಾಪುರ ಇಲ್ಲೆಲ್ಲ ಕರ ನಿರಾಕರಣೆ, ಕರ್ನಾಟಕದಲ್ಲಿ ಹೆಚ್ಚು ಚಳುವಳಿಗಳಾಗಿದ್ದು ಒಂದು ಉಪ್ಪಿನ ಸತ್ಯಾಗ್ರಹ, ಕರ ನಿರಾಕರಣೆ, ಅರಣ್ಯ ಸತ್ಯಾಗ್ರಹ. ಆ ನಂತರ 1942 ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎನ್ನುವಂತ ಒಂದು ದೊಡ್ಡ ಕಾರ್ಯಕ್ರಮ ಆದಾಗ ನೋಡಿ, ಹಿಂದೆಲ್ಲ ಸ್ವಾತಂತ್ರ್ಯ ಹೋರಾಟ ಅಂತಿದ್ರು, ಸ್ವಾತಂತ್ರ್ಯ ಚಳುವಳಿ ಅಂದ್ರು. 1948 ಅದು ದೊಡ್ಡ ಇದು ಹೋರಾಟ ಅಂತಂದ್ರೆ ಜನಸಾಮಾನ್ಯರ ಹೋರಾಟ ಆಯ್ತು. ಇದರಲ್ಲಿ ಅವರಿವ್ರಂತಲ್ಲ, ವಿದ್ಯಾರ್ಥಿಗಳು ಭಾಗವಹಿಸಿದ್ರು, ಮಹಿಳೆಯರು ಭಾಗವಹಿಸಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಗಾಂಧಿಯವರ ಆಗಮನದ ಜೊತೆ ಜೊತೆಗೆ ಒಂದು ದೊಡ್ಡ ಅಲೆ ಶುರುವಾಯಿತು.
8: ಮಾತಿನ ಸ್ಫೂರ್ತಿಯಿಂದಾಗಿ ಸಾಕಷ್ಟು ಜನ ಸ್ವಾತಂತ್ರ್ಯ ಹೋರಾಟದಲ್ಲಿ
9: ಧುಮುಕಿದ್ರು. ಒಂದು ಎರಡನೇದು ವಿದ್ಯಾರ್ಥಿಗಳು ನೋಡಿ ಶಾಲೆಗಳನ್ನ ಬಿಟ್ಟು ಹೊರಗೆ ಬಂದ್ರು. ಎಷ್ಟೋ ಜನ ವಕೀಲರು ಬಂದ್ರು, ವೃತ್ತಿ ಬಿಟ್ಟು ಬಂದ್ರು. ಆನಂತರ ಮಹಿಳೆಯರು ಹೊರಗೆ ಬರೋ ಹಾಗಿರ್ಲಿಲ್ಲ.
8: ಆದ್ರೆ ಈಗ ಯೋಚನೆ ಮಾಡ್ತೀವಿ ಮೇಡಮ್, ಆದ್ರೆ ಆ ಕಾಲದಲ್ಲಿ ಅಷ್ಟು ಹಿಂದೆ ಮಹಿಳೆಯರ ಸ್ಥಿತಿ ಹೇಗೆಲ್ಲ ಇತ್ತು ಅಂತ ಹೇಳಿ ಯೋಚನೆ ಮಾಡ್ತೀವಿ.
9: ಅದರಲ್ಲೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಲಕ್ಷಾಂತರ ಮಹಿಳೆಯರು ಭಾಗವಹಿಸಿದ್ರಲ್ಲ ಅನ್ನೋದು ಅಂತಹ ಸಂತೋಷದ ವಿಚಾರ. ಮತ್ತೆ ಅವರೆಲ್ಲರೂ ಕೂಡ ಹೇಗೆ ಪುರುಷರು ಹೋರಾಟ ಮಾಡ್ತಿದ್ರು, ಅವರ ಬೆನ್ನಿಗೆ ಬೆನ್ನೆಲುಬಾಗಿ ನಿಂತು ಇವರು ಹೋರಾಟ ಮಾಡಿದ್ರು ಅನ್ನುವಂಥದ್ದನ್ನ ಕೂಡ ನಾವು ನೆನ್ಪು ಮಾಡ್ಕೊಳ್ಬೇಕು.
8: ಸ್ವಾತಂತ್ರ್ಯ ಹೋರಾಟ ಅಂದ ತಕ್ಷಣ ನಮಗೆ ಗಾಂಧೀಜಿ ಇವರೆಲ್ಲ ಭಗತ್ ಸಿಂಗ್ ಈ ತರದ ನೆನ್ಪಾಗ್ತಾರಲ್ಲ, ಇದ್ರ ಜೊತೆಗೆ ಮಹಿಳೆಯರ ಪಾತ್ರ ಎಷ್ಟು ಮುಖ್ಯವಾಗಿದೆ
9: ಅಂತ ನೆನ್ಪು ಮಾಡ್ಕೊಳ್ಬೇಕು. ಯಾಕೆ ಅಂತಂದ್ರೆ ನಾವಿವತ್ತು, ನೀವು ಮೊದ್ಲು ಪ್ರಶ್ನೆ ಕೇಳಿದ್ದೆ ನಂಗೆ ಪತ್ರಿಕೆಗಳು ಅಂತ, ನಾ ಪತ್ರಿಕೆಗಳಿಗಿಂತ ಹಿಂದೆ ಒಂದಿಷ್ಟು ಮಾತು ಹೇಳ್ಬೇಕಂದ್ರೆ, ಕರಪತ್ರಗಳು ಅವಾಗ ತುಂಬಾ ಪ್ರಾಮಾಣಿಕವಾದಂತಹ ಕೆಲಸ ಮಾಡಿದವರು. ಇದ್ರಲ್ಲಿ ಹೆಲ್ಪ್ ತುಂಬಾ ಸಹಾಯ ಮಾಡಿದವ್ರು ಯಾರು ಅಂತಂದ್ರೆ ವಿಧವಾ ಮಹಿಳೆಯರು. ಈ ವಿಧವಾ ಮಹಿಳೆಯರನ್ನ ನಾವು ಪತ್ರಿಕೋದ್ಯಮದ ಒಂದು ಭಾಗವಾಗಿ ಅವರನ್ನ ನಾವು ಯಾಕೆ ನೆನ್ಪು ಮಾಡ್ಕೊಳ್ಬೇಕಂದ್ರೆ, ವಿಧವಾ ಮಹಿಳೆಯರು ಅವಾಗ ಸಮಾಜದಲ್ಲಿ ಅವರಿಗೆ ಅಷ್ಟಕ್ಕಷ್ಟೇ ಸ್ಥಾನಮಾನ ಇತ್ತು. ಅವ್ರನ್ನ ಯಾರು ಮುಟ್ತಾ ಇರಲಿಲ್ಲ, ಅವ್ರು ಹಿಂಗಿಂದ ಹೋದ್ರೆ ಜನ ಎಲ್ಲ ಹಂಗಿಂದ ಹೋಗೋರು. ಆ ಸಂದರ್ಭದಲ್ಲಿ ಅದನ್ನ ಎನ್ಕ್ಯಾಶ್ ಮಾಡ್ಕೊಂಡವರು ಯಾರು ಅಂತಂದ್ರೆ ಈ ಸ್ವಾತಂತ್ರ್ಯ ಹೋರಾಟಗಾರರು. ಅವರು ತಮ್ಮ ಕರಪತ್ರಗಳನ್ನ ಸೆರಗಿನಲ್ಲಿ ಮುಚ್ಚಿಟ್ಕೊಂಡು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ರವಾನೆ ಮಾಡ್ತಿದ್ರಂತೆ. ಈ ಸ್ವಾತಂತ್ರ್ಯ ಹೋರಾಟದ ಹಾದಿ ಅಷ್ಟೇನು ಸುಗಮ ಆಗಿರಲಿಲ್ಲ. ಯಾಕೆ ಅಂತಂದರೆ ಎಲ್ಲಾದರೂ ನಾವು ಹೋರಾಟದ ಬಗ್ಗೆ ಮಾತಾಡಬೇಕಂದ್ರೇ ಕದ್ದು ಮುಚ್ಚಿ ಮಾತಾಡಬೇಕಿತ್ತು. ಅದಕ್ಕೆ ನನಗೆ ಯಾವಾಗಲೂ ನೆನಪಾಗೋದು ಈ ಗಾಂಧಿ ಬಜಾರ್ನ ಪಾತ್ರೆ ಅಂಗಡಿಗಳು, ಇದು ಅಡಿಕೆ ಮಾರುಕಟ್ಟೆ ಎಲ್ಲ, ಅಡಿಕೆ ಮಂಡಿ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ. ಆಮೇಲೆ ಕೊರ್ಪಲಯ್ಯ ಛತ್ರನ ನಾವು ನೆನಪು ಮಾಡ್ಕೊಳ್ಬೇಕು. ಯಾಕೆ ಅಂತಂದರೆ ಸಿರ್ಸಿ ಸಿದ್ದಾಪುರ ಅಂಕೋಲದಲ್ಲಿ ಕರ ನಿರಾಕರಣೆ ಚಳುವಳಿ ಆದಾಗ ಬ್ರಿಟಿಷರು ಎಲ್ಲರನ್ನ ವಶಪಡಿಸ್ಕೊಂಡ್ರು, ಅವ್ರ ಮನೆ ಮಠ ಎಲ್ಲ ಕಿತ್ಕೊಂಡ್ರು. ಮನೆ ಮಠ ಕಿತ್ಕೊಂಡು ಅವ್ರ ಮನೆ ಸದಸ್ಯರಿಗೆ ಜೈಲಿಗೆ ಹಾಕಿದಾಗ ಮಕ್ಕಳು ಬೀದಿ ಪಾಲಾದ್ರು. ಶಿವಮೊಗ್ಗನ ನಾನು ಯಾವಾಗ್ಲೂ ನೆನ್ಪು ಮಾಡ್ಕೊಳ್ಬೇಕು. ಯಾಕೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಂದ್ರೆ ಯಾವಾಗ ಆ ಮಕ್ಕಳು ನಿರ್ಗತಿಕರಾದ್ರು ಅವರನ್ನ ಕಾಪಾಡಿದ್ದು ನಮ್ಮ ಶಿವಮೊಗ್ಗ. ಇಲ್ಲಿ ಒಂದು ಇದು ಅನಾಥಾಲಯವನ್ನ ಶಿವಮೊಗ್ಗದಲ್ಲಿ ಕಟ್ಟಿದ್ರು. ಶಿವಮೊಗ್ಗದಲ್ಲಿ ಸ್ಥಾಪನೆ ಅಂದ್ರೆ ಸ್ಥಾಪನೆ ಮಾಡಿ ಅಲ್ಲಿನ ಮಕ್ಕಳಿಗೆ ಇಲ್ಲಿ ಜೋಪಾನ ಆಶ್ರಯ ಕೊಟ್ಟರು. ಈ ಕೊರ್ಪಲಯ ಛತ್ರ, ಆಮೇಲೆ ಗಾಂಧಿ ಬಜಾರು, ರಾಮನ್ ಶೆಟ್ಟಿ ಪಾರ್ಕ್, ಇವೆಲ್ಲವೂ ಕೂಡ ಸ್ವಾತಂತ್ರ್ಯ ಹೋರಾಟವನ್ನ ಸ್ಥಳಗಳು. ಆಮೇಲೆ ಆ ಹೆಸರು ಹೇಳ್ತಾನೆ ನಮ್ಮಲ್ಲಿ ಆ ಸ್ವಾತಂತ್ರ್ಯದ ಕಿಚ್ಚು ಮತ್ತೆ ದೇಶಭಕ್ತಿ ಬರಲೇಬೇಕು. ಆ ದೇಶಭಕ್ತಿ ಬರಲಿಲ್ಲ ಅಂದ್ರೆ ನಾವು
10: ಮನುಷ್ಯರಾಗಿದ್ದು
9: ವ್ಯರ್ಥ ಅಂತ. ನಿಜವಾಗ್ಲೂ ಈ ಸ್ಥಳಗಳ ನೆನಪು, ಜನರ ನೆನಪು. ನಾವು ಯಾಕೆ ಇವತ್ತು ಈ ಪತ್ರಿಕೆಗಳ ವಿಚಾರ ಮಾತಾಡಬೇಕಾದ್ರೆ ನಾನು ವಿಧವೆಯರ ಹೆಣ್ಮಗಳನ್ನ ನಾನು ನೆನ್ಪು ಮಾಡಿಕೊಂಡೆ ಅಂತಂದ್ರೆ ಅವರ ಪಾತ್ರ ನಮಗೆ ತುಂಬಾ ಆಗಿನ ಕಾಲಕ್ಕೆ ಅತ್ಯಂತ ತುರ್ತು ಬೇಕಿತ್ತು. ಅವರು ಅಷ್ಟು ಅವರನ್ನ ನಾವು
10: ನೇರವಾಗಿ ಇರ್ಲಿಲ್ವಲ್ಲ ಕರಪತ್ರಗಳನ್ನ,
9: ಪ್ರತಿ ಕ್ಷಣ ನಾವು ಆ ಹೆಣ್ಮಗಳನ್ನ ನೆನ್ಪು ಮಾಡ್ಕೊಳ್ಬೇಕಿತ್ತು. ಹಾಗಾಗಿ ಪತ್ರಿಕೆಗಳು ಅಲ್ಪ ಸ್ವಲ್ಪ ಈಗ ಮಂಗಳೂರು ಸಮಾಚಾರ ಅಲ್ಲಿಂದ ಪ್ರಾರಂಭ ಆಯ್ತು, ಸಂಯುಕ್ತ ಕರ್ನಾಟಕ. ಅದಕ್ಕಿಂತ ಮುಂಚೆ ನಮಗೆ 1843 ಕ್ರೈಸ್ತ ಮಿಷನರಿ, ಅಲ್ಲಿಂದ ಬಾಸೆಲ್ ಮಿಷನ್ ಅಂತ ನಾವು ಕೇಳಿದ್ದೀವಿ. ಆ ಬಾಸೆಲ್ ಮಿಷನಿಂದ ಮಂಗಳೂರು ಸಮಾಚಾರ ಪತ್ರಿಕೆ ಪ್ರಾರಂಭ ಆಯಿತು. ಆ ನಂತರ ಇದು ಅಕ್ಷರಮಾಲೆ ಅಂತ 1844 ಪ್ರಾರಂಭ ಆಯಿತು. ಭೂಗೋಳ ಅನ್ನುವಂಥ ಒಂದು ಪತ್ರಿಕೆ 1845, ನೀತಿಪಾಠ 1848, ಕನಕದಾಸರ ಹರಿಭಕ್ತ ಸಾರವನ್ನು ಕೂಡ ನಾವು ಇಲ್ಲಿ ನೆನ್ಪು ಮಾಡ್ಕೊಳ್ಬೇಕು. ಯಾಕೆ ಅಂತಂದರೆ ಹಿಂದೆಲ್ಲ ನೋಡಿ, ಈ ಪತ್ರಿಕೆಗಳು ಬರೋದಕ್ಕಿಂತ ಮುಂಚೆ ಇನ್ನೂ ಒಂದು ವಿಷಯವನ್ನು ನಿಮಗೆ ನಾನು ಮನವರಿಕೆ ಮಾಡ್ತೀನಿ. ಏನು ಅಂತಂದರೆ ಜನಪದ ಸಾಹಿತ್ಯ. ಸ್ವಾತಂತ್ರ್ಯ ಹೋರಾಟದಲ್ಲಿ ತುಂಬ ಕೆಲಸ ಮಾಡಿದ್ದು, ಕೊಡುಗೆಯನ್ನು ಕೊಟ್ಟಿದ್ದು ಒಂದು ಜನಪದ ಸಾಹಿತ್ಯ, ಇನ್ನೊಂದು ಲಾವಣಿಗಳು, ಸೋಬಾನೆ ಪದಗಳು, ಆಯಾಯ ಏರಿಯಾ ವೈಸ್ ರಾಗಿ ಬೀಸೋ ಪದಗಳು, ಭತ್ತ ನಾಟಿ ಮಾಡುವಂತ ಸಂದರ್ಭದಲ್ಲಿ ಇದ್ದಂತಹ ಹಾಡುಗಳು, ಸುಗ್ಗಿ ಹಾಡುಗಳು. ನಾವು ನೋಡಿ ಸಂಕ್ರಾಂತಿ ಹಬ್ಬಕ್ಕೆ ಆ ಸಂದರ್ಭಕ್ಕೆಲ್ಲ ಸುಗ್ಗಿ ಹಾಡುಗಳು. ಇವತ್ತು ನಾವು ಸ್ವಾತಂತ್ರ್ಯ ಹೋರಾಟಗಾರರು ಲಾವಣಿ ಪದಗಳಲ್ಲಿ ಇದ್ದಂಥದ್ದು ಒರಿಜಿನಲ್ ಅವು, ಅವು ಬಾಯಿಂದ ಬಾಯಿಗೆ ಹರಡ್ತಿದ್ವು ಬಿಟ್ರೆ ಆ ಒರಿಜಿನಲ್ ಆದಂತಹ ಹಾಡುಗಳ ಮೂಲಕ ಕ್ರಾಂತಿಯ ಕೆಚ್ಚೆದೆಯ ಗಂಡೆದೆ ಎದ್ದೇಳ್ತಿತ್ತು, ಪುಟಿತಿತ್ತು ಅಂತ ಹೇಳ್ತಾರಲ್ಲ, ಅದೆಲ್ಲ
10: ಜನಕ್ಕೆ ಇನ್ಫಾರ್ಮೇಶನ್ ಹೋಗ್ತಾ
9: ಇತ್ತು. ಆಮೇಲೆ ನಾನು ಈ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ
10: ಪ್ರತಿಯೊಬ್ಬರಿಗೂ
9: ಪ್ರೇರೇಪಣೆ ಆಗ್ತಿದ್ದು ಏನಂತಂದ್ರೆ ಈ ಹಾಡುಗಳು, ಲಾವಣಿ ಪದಗಳು. ಏರಿಯಾ ವೈಸ್ ದಕ್ಷಿಣ ಕನ್ನಡಕ್ಕೆ ಹೋದ್ರೆ ನಾನು ಯಕ್ಷಗಾನ, ಯಕ್ಷಗಾನಗಳ ಮೂಲಕವಾಗಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಇದು ಪತ್ರಿಕೆಗಳು ಬರಹ ರೂಪದಲ್ಲಿ, ಬರಹ ರೂಪದಲ್ಲಿ ಬರ್ದೇ ಇದ್ದವರು ಜನಸಾಮಾನ್ಯರು. ಅಕ್ಷರ ಇದು ಇಲ್ಲ ಬಿಡಿ, ಈಗಲೇ ನೋಡಿ ನಾವು 80 ಆದರೂ ಪುಸ್ತಕದಲ್ಲಿರುವಂತಹ ಸಾಕ್ಷರತೆನೆ ಬೇರೆ, ಫೀಲ್ಡಲ್ಲಿರೋ ಸಾಕ್ಷರತೆನೆ ಬೇರೆ. ಅಂಥದ್ರಲ್ಲಿ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ 1ನೇ ಕ್ಲಾಸು 2ನೇ ಕ್ಲಾಸು ಅಂದರೆ ಆಗಿನ ಶೈಕ್ಷಣಿಕ ಸ್ಥಿತಿಗತಿ ಆಗಿತ್ತು ಹೇಳಿ. ಯಾಕೆ ಅಂದರೆ ನಮ್ಮ ಅಪ್ಪ 3ನೇ ಕ್ಲಾಸ್ ಓದಿದ್ದು, ಅವರಷ್ಟು ದೊಡ್ಡ ಕನ್ನಡದ ಮೇಧಾವಿ ಅಂತ ನನಗೆ, ನಾನಿಲ್ಲ MA PhD ಮಾಡಿದ್ರು ಇಲ್ಲ ಅಂತ ನನಗೆ
10: ಅನಿಸುತ್ತೆ. 3ನೇ ಕ್ಲಾಸ್ ಅಂದ್ರೆ ಈಗಿನ ಡಿಗ್ರಿ ಇರ್ಬೋದು,
9: ಡಿಗ್ರಿಗಿಂತ ಇನ್ನು ಹೆಚ್ಚಿನ
10: ಜ್ಞಾನ ಭಂಡಾರ.
9: ಆಮೇಲೆ ಅವರಲ್ಲಿ ಇದ್ದಂತಹ ನಿಯತ್ತು, ಆ ಹಿರಿಯ ಜನರಲ್ಲಿ ಇವತ್ತು ನೋಡಿ ಇಷ್ಟು ಸ್ವಾತಂತ್ರ್ಯ ಹೋರಾಟರನ್ನು ಹಿಂದೆನೂ ಅವ್ರು ನೆನ್ಪು ಮಾಡ್ಕೊಂಡ್ರಲ್ಲ ಶಿವಮೊಗ್ಗದಲ್ಲಿ, ಅವರೆಲ್ಲರ ಸ್ವಾತಂತ್ರ್ಯ ಹೋರಾಟವನ್ನು ನಾವು ಮತ್ತೆ ಮತ್ತೆ ನೆನ್ಪು ಮಾಡ್ಕೊಳ್ಬೇಕಂತಂದರೆ ಈ ಸ್ವಾತಂತ್ರ್ಯ ದಿನಾಚರಣೆ ನಾವು ತಪ್ಪು ಮಾಡ್ತೀವಿ. ದಿನಾಚರಣೆ ಅಷ್ಟೇ ದಿವಸ ಅಲ್ಲ, ಬೇರೆ ಸಮಯವನ್ನೂ ಕೂಡ ನಾವು ಸಮಯದಲ್ಲೂ ಇಂಥವರ ನೆನಕ್ಕೆ ನಮಗೆ ನಮ್ಮ ಮುಂದಿನ ಪೀಳಿಗೆಗೆ ಇದು ತುಂಬ ಅವಶ್ಯಕ. ಎಂಥದ್ರಲ್ಲಿ ನೀವು ರೇಡಿಯೋ ಶಿವಮೊಗ್ಗದವರು ಇದಾದರೂ ಮಾಡ್ತಿದ್ದೀರಲ್ಲ, ಅದು ತುಂಬ ಸಂತೋಷದ ವಿಷಯ. ನಿಜವಾಗ್ಲೂ ಒಂದು ಸಮಾಜ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ನಾವು ಸಮಾಜಕ್ಕೆ ಏನ್ ಕೊಡ್ತಿದೀವಿ ಅನ್ನೋದ್ರ ನಿಟ್ಟಿನಲ್ಲಿ ನೀವು ಒಂದು ಸಮಾಜ ಮುಖ್ಯ ಕಾರ್ಯವನ್ನ ಮಾಡ್ತಿದ್ದೀರಾ, ಅದಕ್ಕೆ ನಿಮ್ಗೆ ಅಭಿನಂದನೆಗಳು. ಇಲ್ಲಿ ಪತ್ರಿಕಾ ರಂಗ ಅಂತ ನಾವು ಹೇಳಬೇಕಾದ್ರೆ ಈ ಲಾವಣಿಗಳು, ಸೋಬಾನೆ ಪದಗಳು, ರಾಗಿ ಬೀಸೋ ಪದ್ಯಗಳು, ಹೆಣ್ಮಗಳು ಮಗುಗೆ ಜೋಪಾನ ಮಾಡ್ಬೇಕಾದ್ರೆ ಹಾಡ್ತಿದ್ದಂತಹ ಎಷ್ಟೋ ಪದ, ಅದರಲ್ಲಿ ಶಿವಾಜಿ ತಾಯಿ ಏನು ಅಂತ ಹೇಳಕ್ಕೆ ಜಿಜಾಬಾಯಿಯನ್ನ ನೆನ್ಪ್ ಮಾಡ್ಕೋತೀವಲ್ವಾ. ಶೌರ್ಯ, ಧೈರ್ಯ, ಸಾಹಸ ನನ್ನದು ಅನ್ನುವಂತಹ ಕಾನ್ಸೆಪ್ಟಿಗೆ ಶಿವಾಜಿಯನ್ನ ನಾವು ಹೇಗೆ ನೆನ್ಪ್ ಮಾಡ್ಕೋತೀವಿ, ಟಿಪ್ಪು ಸುಲ್ತಾನ್ರನ್ನ ನೆನ್ಪ್ ಮಾಡ್ಕೋತೀವಿ, ರಾಜಾರಾಮ್ ಮೋಹನ್ ರಾಯರನ್ನ ನೆನ್ಪ್ ಮಾಡ್ಕೋತೀವಿ, ಈ ಕಡೆ ಭಗತ್ ಸಿಂಗ್ ಅನ್ನ ನೆನ್ಪ, ಸುಖದೇವ್ ನೆನ್ಪ್ ಮಾಡ್ಕೊ, ರಾಮ್ ಬಿಸ್ಮಿಲ್ ಇವರನ್ನ ನೆನ್ಪ್ ಮಾಡ್ಕೋತೀವಿ.
10: ಎಲ್ಲ ಅಮ್ಮಂದಿರ ಪಾತ್ರ ಹೇಗಿತ್ತು ಅಂತ ಹೇಳಿದೀಗ, ಒಬ್ಬ ಸ್ವಾತಂತ್ರ್ಯ ಹೋರಾಟಕ್ಕೆ ನನ್ನ ಮಗನನ್ನ ಅರ್ಪಣೆ ಮಾಡ್ತೀನಿ ಅಂತ ಹೇಳಿದಾಗ ಆ ತಾಯಿಯ ಹೃದಯ ಹೇಗೆ, ಎಷ್ಟು ಗಟ್ಟಿಯಾಗಿ, ಹೀಗಾಗಿ ದೇಶ ಪ್ರೇಮ ಹೇಗಿತ್ತು ಅಂತ ಹೇಳಿ
9: ನಿಜವಾಗ್ಲೂ ನೋಡಿ. ಈ ಪತ್ರಿಕೆಗಳ ಪಾತ್ರ ಅಂದಾಗ ಒಂದು ವಿಷಯ ನೆನಪಾಗತ್ತೆ, ಹೇಗೆ ಅಂದ್ರೆ ಕರಪತ್ರಗಳಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ ಇದೆ. ಏನು ಅಂದ್ರೆ ಸಿರ್ಸಿ, ಸಿರ್ದಪ್ರ, ಅಂಕೋಲ ಅಲ್ಲೆಲ್ಲ ಕಾರವಾರಗಳಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೀತಿರ್ಬೇಕಾದ್ರೆ ಶಿವಮೊಗ್ಗದಿಂದ ಉಪ್ಪಿನ ಸತ್ಯಾಗ್ರಹ ಆಗಿದ್ದು ಆ ಸ್ಥಳದಲ್ಲಿ, ಆದ್ರೆ ಇಡೀ ಕರ್ನಾಟಕದ ಕೊಡುಗೆ ಇತ್ತು. ಯಾಕಂತಂದ್ರೆ ಕಾರವಾರ ಮುಂಬೈ ಪ್ರಾಂತ್ಯ, ಶಿವಮೊಗ್ಗ ಮೈಸೂರು ಪ್ರಾಂತ್ಯ, ಅಲ್ಲಿಂದ ಈ ಕಡೆಗೆ ಹಣ ಸಹಾಯ ಸಿಗ್ತಿರ್ಲಿಲ್ಲ. ಶಿವಮೊಗ್ಗಕ್ಕೆ ಹಣ ಸಹಾಯ ಶಿವಮೊಗ್ಗದಿಂದ ಕಾರವಾರಕ್ಕೆ ಕಳಿಸ್ಬೇಕು ಅಂದ್ರೆ ಇಲ್ಲಿ ಅಡಕೆ ಮಂಡಿಯವರು, ಅದಕ್ಕೆ ನಾನು ಹೇಳಿದೆ ಇದು ಒಂಥರ ವರ್ತುಲ. ಯಾಕೆ ವ್ಯಾಪಾರಸ್ಥರು, ನ್ಯಾಯಾಧೀಶರು, ಶಿಕ್ಷಕರು, ವಿದ್ಯಾರ್ಥಿಗಳು, ಮಹಿಳೆಯರು ಎಲ್ಲರೂ ಭಾಗವಹಿಸಿ ಕೈ ಕೈ ಜೋಡಿಸಿದ್ ಇದು ಒಬ್ಬರಿಂದ ಆಗಿದ್ದಲ್ಲ. ಯಾಕೆ ಅಂತಂದ್ರೆ
10: ಕೈ ಜೋಡಿಸಿದಾಗ
9: ಈ ಒಂದು ಕಾರವಾರದಲ್ಲಿ ನಡೆಯುವ ಉಪ್ಪಿನ ಸತ್ಯಾಗ್ರಹಕ್ಕೆ ಧನ ಸಹಾಯವನ್ನ ಕೊಡ್ತಿದ್ದಂತವ್ರು ಎಲ್ಲಿನವರು, ಮುಂಬೈ ವರ್ತಕರು, ಅವ್ರು ಇವರು, ಅವ್ರು ತರ್ತಿದ್ದ ಎಲ್ಲಿಗೆ ಅಂದ್ರೆ ಅಡಕೆ ಮಂಡಿಗೆ. ಯಾಕಂದ್ರೆ ನೇರವಾಗಿ ಹಣ ತಗೊಂಡ್ ಬರಕ್ ಆಗ್ತಿರ್ಲಿಲ್ಲ, ಅಡಕೆ ಮಂಡಿಗೆ ಅಡಕೆ ದುಡ್ಡು ಅಂತ ಹೇಳಿ ತರ್ತಿದ್ರಂತೆ, ತಂದು ಇಲ್ಲಿಂದ ಅಲ್ಲಿಗೆ ಕೊಟ್ ಕಳಿಸ್ತಿದ್ರಂತೆ. ಅಲ್ಲಿಂದ ಕೊಟ್ ಕಳ್ಸದಂಗೆ ಮುಂಬಾಗಿಲಿಂದ ಯಾರು ಹೋಗಿಲ್ಲ ಸ್ವಾತಂತ್ರ್ಯ ಹೋರಾಟಕ್ಕೆ ನೋಡಿ, ಮುಂಬಾಗಿಲಿಂದ ಎದುರುಗಡೆಯಿಂದ ಹೋರಾಟ ಮಾಡಿದವರು ತುಂಬಾ ಕಡಿಮೆ, ಹಿಂಬಾಗಿ ಅಂದ್ರೆ ಹಿಂದಿನ ಇದು. ಆಮೇಲೆ ಇನ್ನೂ ಒಂದು ವಿಷಯ ನೆನಪಾಗತ್ತೆ ಈ ಸಂದರ್ಭದಲ್ಲಿ, ಎಷ್ಟೋ ಜನ ಸ್ವಾತಂತ್ರ್ಯ ಹೋರಾಟಗಾರರು ಹೆಣ್ಮಕ್ಳು ವೇಷ ಧರಿಸ್ಕೊಂಡು ಬ್ರಿಟಿಷರಿಗೆ ಶಳ್ಳೆ ಹಣ್ಣು ತಿನ್ಸಿದ್ದು ಇದೆ. ಇಲ್ಲಿ ಹೋರಾಟ ಆಗ್ತಿದೆ ಅಂದಾಗ ಇಲ್ಲಿ ಹಿಡಿಯಕ್ ಬಂದಾಗ ಹೆಣ್ಮಕ್ಳು ಬಟ್ಟೆಗಳನ್ನ ಹಾಕಿ ಇನ್ನೊಂದ್ ಕಡೆ ಹೋಗಿ ಆತರ ಇದು ವೇಷ ಬದಲಾವಣೆ ಮಾಡಿನೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಟ ಮಾಡಿದಂತಹ ಅನೇಕ ಉದಾಹರಣೆಗಳನ್ನ ನಾವು ನೋಡ್ತೀವಿ ಪತ್ರಿಕೆಗಳಲ್ಲಿ. ಕನ್ನಡ ಸಮಾಚಾರ ಪತ್ರಿಕೆ, ಮಂಗಳೂರು ಸಮಾಚಾರ, ಇದು ಬೆಳಗಾವಿಯ ಮೊದಲ ಪತ್ರಿಕೆ ಇತ್ತು ಸುಬುದ್ಧಿ ಪ್ರಕಾಶ ಅಂತೇಳಿ ಇದು. ಆನಂತರ ಈ ಭಾಗದಲ್ಲಿ ಮಂಗಳೂರು, ಧಾರವಾಡ, ಬೆಳಗಾಂ, ಕಾರವಾರ ಈ ಭಾಗದಲ್ಲೆಲ್ಲ ಮಿಷನರಿಗಳು ಅಂತ ಕೆಲಸ ಮಾಡ್ತಿದ್ರು. ಮಿಷನರಿಗಳು ಈ ಪತ್ರಿಕೆಗಳನ್ನು ತರ್ತಿದ್ರು, ಈ ಪತ್ರಿಕೆಗಳ ಅದ್ರ ಮೂಲಕವಾಗಿ ವಿಷಯಗಳನ್ನು ತಿಳಿಸ್ತಾ ಇದ್ರು.
10: ಇದ್ರ ಜೊತೆಗೆ ಮೇಡಮ್ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಪತ್ರಿಕೆಗಳನ್ನ ನಡೆಸುವ ಮೂಲಕ, ಅದರಲ್ಲೂ ಕೂಡ ಈಗ ಹೋರಾಟ ಒಂದ್ ರೀತಿ ಈ ರೀತಿ ಆದ್ರೆ ಪತ್ರಿಕೆಗಳ ಮೂಲಕ ಕೂಡ ಹೋರಾಟವನ್ನ ಮಾಡಿದ್ರು. ಗಾಂಧೀಜಿಯವರ ಹರಿಜನ ಪತ್ರಿಕೆ, ಯಂಗ್ ಇಂಡಿಯಾ ಪತ್ರಿಕೆ,
9: ನಿಜ
10: ಬಾಲಗಂಗಾಧರ್ ತಿಲಕ್ ಅವರ ಕೇಸರಿ ಪತ್ರಿಕೆ, ಮರಾಠ ಪತ್ರಿಕೆ,
9: ಹೌದು ಹೌದು. ಇಲ್ಲಿ ಮೈಸೂರು ರಾಜ್ಯದ ಮೊದಲ ಪತ್ರಿಕೆ ನಾವು ಬೆಂಗಳೂರಿನ ಹೆರಾಲ್ಡ್ ಅನ್ನ ಮಾಡ್ಕೊಳ್ಬೇಕು. ಹೆರಾಲ್ಡ್ ಪತ್ರಿಕೆ ಇದು 1854 ಇದು. ಆನಂತರ ಮೈಸೂರಲ್ಲಿ ವೃತ್ತಾಂತ ಬೋಧಿನಿ ಮತ್ತೆ ಕರ್ನಾಟಕ ಪ್ರಕಾಶಕ ಪತ್ರಿಕೆಗಳು ಬಂದವು. 1855 ಜ್ಞಾನ ಪ್ರಕಾಶ ಅನ್ನುವಂತಹ ಪತ್ರಿಕೆ ಬಂತು. ಪತ್ರಿಕೆ ಬಂತು. ಹಿಂಗೆ ಎಷ್ಟೊಂದು ಜನ ತಿಳಿದವರು ಅಂದ್ರೆ ಬರಹಗಾರರು ಇಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ನೋಡಿ ಹೇಗೆ ಪತ್ರಿಕೆಗಳು ಅಂತ ಅಂದ್ರೆ ಅಕ್ಷರ ಜ್ಞಾನಿಗಳೆಲ್ಲವೂ ಇದು ಒಂದು ಪಾರ್ಟ್. ಯಾಕಂದ್ರೆ ನಮ್ಗೆ ರಾಷ್ಟ್ರೀಯತೆ ಭಾವನೆ ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವು ಧುಮುಕ್ಬೇಕು ಅಂತ ಬಂದಾಗ ಬಹಳ

0: ಸಾಕಷ್ಟು ನಾಯಕರು ನಾವು ಸ್ವಾತಂತ್ರ್ಯ ಹೋರಾಟದಲ್ಲಿ ನೋಡ್ತೀವಿ. ಮಂದಗಾಮಿಗಳ ಯುಗ, ತೀವ್ರಗಾಮಿಗಳ ಯುಗ, ಕ್ರಾಂತಿಕಾರಿಗಳ ಯುಗ, ಆ ನಂತರ ಗಾಂಧಿಯುಗ. ನಾವು ಇತ್ತೀಚೆಗೆ ತುಂಬಾ ಮಾತಾಡೋದು ಗಾಂಧಿಯುಗದ ನಂತರ. ಅದ್ರ ಹಿಂದೆ ನಾವು ನೆನ್ಪು ಮಾಡ್ಕೊಳ್ಬೇಕಾಗಿರೋದು ಇವರೆಲ್ಲರು ಮಂದಗಾಮಿಗಳಿದ್ರು, ಕರಪ ಇದನ್ನ ಕೊಡ್ತಾ ಇದ್ರು, ಮನವಿಗಳನ್ನ
1: ಕೊಡ್ತಿದ್ರು, ಪ್ರಯತ್ನ ಪಟ್ಟಿದ್ದಾರೆ ಸ್ವಾತಂತ್ರ್ಯವನ್ನ ಪಡೆಯಬೇಕು.
0: ಯಾಕಂದ್ರೆ 1920 ಗಾಂಧೀಜಿ ಬಂದ್ಮೇಲೆ ಇದ್ರದ್ದು ಇದು ಜೋರಾಗಿತ್ತು,
1: ಹೋರಾಟ
0: ಬದಲಾಯ್ತು. ಆಗ ಕೆಲವರಷ್ಟು ಮಾಡ್ತಾ ಇದ್ರು. ಆ ನಂತರದಲ್ಲಿ
1: ಒಂದು ಕರೆ ಇದೆ, ಸ್ವೀಕರಿಸೋಣ.
0: ಸ್ವೀಕರಿಸೋಣ.
1: ಹಲೋ,
2: ನಮಸ್ತೆ ಮೇಡಮ್.
1: ಸರ್ ನಮಸ್ತೆ, ಷಡಾಕ್ಷರಿ ಸರ್.
2: ಮೇಡಮ್ ಅವ್ರಿಗೂ ನಮಸ್ತೆ.
0: ನಮಸ್ತೆ ಸರ್, ಹೇಗಿದ್ದೀರಿ? ಸ್ವಾತಂತ್ರ್ಯೋತ್ಸವದ ಸರ್, ತಮ್ಗೆ
2: ಸ್ವಾತಂತ್ರ್ಯ ದಿನದ ಶುಭಾಶಯಗಳು.
0: ನಿಜವಾಗ್ಲು ಸರ್, ನಾವು
2: ಕೇಳ್ತಾ ಇದ್ದೆ ಕಾರ್ಯಕ್ರಮನ.
0: ಸರ್,
2: ನಮ್ಮ ನ್ಯಾಮತಿಯಲ್ಲಿ ಒಂದ ನ್ಯಾಮತಿ ತಾಲೂಕೆ ನಮ್ದು ದಾವಣಗೆರೆ ಜಿಲ್ಲೆ.
0: ನಾನು ಅದೇ ಮುಂದೆ ಹೇಳೋಳಿದ್ದೆ, ಅವಾಗ ಈಗ ದಾವಣಗೆರೆ ಜಿಲ್ಲೆಗೆ ಸೇರಿದೆ ಸರ್. ಅದು
2: ಹೌದು, ಶಿವಮೊಗ್ಗ ಜಿಲ್ಲೆ ಮೊದಲು.
0: ಶಿವಮೊಗ್ಗ ಮತ್ತೆ ಚನ್ನಗಿರಿಗೆ ಹೊನ್ನಾಳಿ ಚನ್ನಗಿರಿ ಸೇರಿತ್ತು. ನ್ಯಾಮತಿಯಲ್ಲಿ ಆದಷ್ಟು ಸ್ವಾತಂತ್ರ್ಯ ಹೋರಾಟ, ಶಿವಮೊಗ್ಗದಲ್ಲಿ ಹೇಗೆ ನಾವು ನೆನ್ಪು ಮಾಡ್ಕೋತೀವಿ ಸರ್. ದಾವಣಗೆರೆಗೆ ಈಗ ಹೋದ್ರು ಕೂಡ ಆಗ ಅದು ಶಿವಮೊಗ್ಗ ಜಿಲ್ಲೆಗೆ ಸೇರಿತ್ತು. ಅತ್ಯದ್ಭುತವಾದಂತಹ ಸ್ವಾತಂತ್ರ್ಯ ಹೋರಾಟದ ಅನೇಕ ಘಟನೆಗಳು ನಮ್ಮಲ್ಲಿ ಇದೆ ಸರ್. ನಾವೇನಂದ್ರೆ ಶಿವಮೊಗ್ಗ ಜಿಲ್ಲೆ ದಿನೇಶ್ ಸರ್ ಮಾತಾಡಿದ್ಕೆ ನಾನು ಹೆಚ್ಚು ಇಲ್ಲಿ ಪ್ರಸ್ತಾಪ ಮಾಡಿಲ್ಲ. ನ್ಯಾಮತಿಯನ್ನ ನಾವು ಮರೆಯೋ ಹಾಗಿಲ್ಲ ಸರ್. ನ್ಯಾಮತಿಯ ಜನತೆಗೆ ನಮ್ಮ ಈ ರೇಡಿಯೋದ ಮೂಲಕ ನಾನು ಶುಭಾಶಯಗಳು ಮತ್ತು ಧನ್ಯವಾದ ತಿಳಿಸ್ತೀನಿ. ಯಾಕಂತಂದ್ರೆ ಅವರೆಲ್ಲರ ಒಂದು ಆ ಇದು
1: ದೇಶಾಭಿಮಾನದ
0: ಬಲಿದಾನ, ತ್ಯಾಗದ ಪ್ರತೀಕ. ಇವತ್ತು ನಾವು ಇಷ್ಟೊಂದು ಖುಷಿಯಿಂದ ದಿನಾಚರಣೆಯನ್ನ ಆರಂಭಿಸೋಕೆ ಅಥವಾ ಮಾಡಕ್ಕೆ ಸಾಧ್ಯ ಆಗಿದೆ ಸರ್. ತಮ್ಗೆ ನಾವು ಮತ್ತೊಮ್ಮೆ ಧನ್ಯವಾದಗಳು. ತಮ್ಮ ಪ್ರಶ್ನೆ ಕೇಳಿ ಸರ್. ಹಾ ಸರ್, ಹೇಳಿ.
2: ಇಲ್ಲಿ ನೂರಾರು ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ.
0: ಹೌದು,
2: ಇದ್ರು ಮೊದಲು. ಯಾಕೆಂದ್ರೆ ನಾವು ಒಂದು ಕನ್ನಡ ದಿನದರ್ಶಿಕೆಯಲ್ಲಿ ಒಂದು ಸ್ವತಂತ್ರ ಹೋರಾಟಗಾರ ಪಟ್ಟಿನ ಮಾಡಿ ಹಾಕಿದೀವಿ. ಕನ್ನಡ ದಿನದರ್ಶಿಕೆ ನ್ಯಾಮತಿ ತಾಲೂಕು ಸಾಹಿತ್ಯ ಪರಿಷತ್ ನಿಂದ ಒಂದು ದಿನದರ್ಶಿಕೆ ಮಾಡಿದೀವಿ. ಅದರಲ್ಲಿ ಎಲ್ಲರ ಹೆಸರನ್ನು ಬರೋ ತರ ಮಾಡಿದ್ವಿ ನಾವು.
1: ಎಲ್ಲರೂ ನೆನ್ಪ್ ಮಾಡ್ಕೋಬೇಕಲ್ಲ.
2: ಹೌದು, ಸ್ವತಂತ್ರ ಹೋರಾಟಗಾರರು ಯಾರ್ಯಾರು ಇದ್ರು ಅಂತ ಇವರೆಲ್ಲ ಸ್ವತಂತ್ರ ಹೋರಾಟಗಾರರು ಅಂತಂದು ಇತ್ತೀಚೆಗೆ ನಮಗೆ ಬಹಳ ಖುಷಿ ಆಗ್ತಾ ಇದೆ. ಹಾಗೆ ನೀವು ಹೇಳಿದ್ರಿ ಒಂದು ಮಹಿಳಾ ವೇಷ ಧರಿಸಿ ಹೋರಾಟ ಮಾಡ್ತಿದ್ರು ಅಂತ, ಅದು ನೂರಕ್ ನೂರು ಸತ್ಯ ಮೇಡಮ್. ಎಲ್ಲಿ ಎನ್ ಎಸ್ ಹಾಲಪ್ಪ ಅನ್ನೋರು ಒಂದು ಧ್ವಜಾರೋಹಣ ಮಾಡ್ಬೇಕಾರೆ ಅವರು ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿಗಳು ಕಾಯೋದಂತೆ.
0: ಹೌದು ಸರ್.
2: ಆವಾಗ ಇವ್ರು ಹೇಗ್ ಬರ್ತಾರೆ ಅಂತ ಅಂದ್ರೆ ಮಹಿಳಾ ವೇಷ ಧರಿಸಿ ಮಹಿಳೆಯನ್ನೆಲ್ಲ ಮುಂದ್ ಬಿಟ್ಕೊಂಡು ಇವ್ರು ಮಧ್ಯ ನಿಂತ್ಕೊಂಡು ಬಂದು ಧ್ವಜಾರೋಹಣ ಮಾಡಿ ಹೋದ ಮೇಲೆ ಗೊತ್ತಾಯ್ತಂತ ಅವ್ರಿಗೆ. ಅವಾಗ ಸುತ್ತಲೂ ಹೆಣ್ಮಕ್ಳಾಗಿ ಅವ್ರನ್ನ ಸುರಕ್ಷಿತವಾಗಿ ತಲುಪಿಸಿದ್ರು ಅಂತ ಒಂದು ಹೇಳ್ತಾರೆ. ಯಾಕೆಂದ್ರೆ ನಮ್ಗೆ ನಮ್ಮ ನ್ಯಾಮತಿಯವರು ಅದರಿಂದ ಎಲ್ಲ ಗೊತ್ತಾಗಿದೆ. ಇತಿಹಾಸ ತುಂಬಾ ಇದೆ ಮೇಡಮ್ ಅವ್ರೆ. ಇಲ್ಲಿ ಅದು
0: ಹೌದು ಸರ್, ಖಂಡಿತ.
2: ಎನ್ ಎಸ್ ಶಂಕರ್ ಇರಲ್ಲ ಅವ್ರ ತಂದೆಯವರು ಮೇಡಮ್ ಅವ್ರೆ. ಉಲ್ಟಾ ಪಲ್ಟಾ ಚಲನಚಿತ್ರ ನಿರ್ದೇಶಕರು ಮೊನ್ನೆ ತಾನೇ ನಿಧನರಾದ್ರು. ಅವ್ರ ತಂದೆಯವರು ಈ ತರ ಮಾಡಿದ್ರು ಅಂತಂದು ಇದೆ ಮೇಡಮ್ ಅವ್ರೆ. ಇಲ್ಲೆಲ್ಲ ಇತಿಹಾಸ ಇದೆ.
0: ಇಲ್ಲಿ ನ್ಯಾಮತಿಯವ್ರ ಬಗ್ಗೆ ನಾವು ಸುಮಾರು ಹೆಸರು ಇಟ್ಕೊಂಡಿದ್ ನನಗೆ ಗೊತ್ತಿರೋ ಹಾಗೆ ಸರ್. ಶಿವರಾಮ್ ರಾವ್ ಅವರು, ಅನಂತ ಓಂಕಾರಪ್ಪ ಅವರು, ಉಜ್ಜಪ್ಪ ಅವರು, ಜಯಪ್ಪ ಅವರು, ಮುರುಗೇಪ್ಪ ಅವರು, ಗುರ್ಲಿಂಗಪ್ಪ ಅವರು,
2: ಶಾಂತಮ್ಮ ಅಂತ ಇದ್ದಾರೆ, ಶಾಂತಮ್ಮ ಅವರು,
0: ಶೇಖರಪ್ಪ ಅವರು,
2: ಹೌದು, ತೀರ್ಥಪ್ಪ ಅವರು ಇದ್ದಾರೆ.
0: ಹಾ ಸರ್, ನಾವು ತುಂಬಾ ಜನ ಇವರು ಶರಭಪ್ಪ ಅವರು, ರೇವಣ ಸಿದ್ದಪ್ಪ ಅವರು, ಹಾಗೆ ಬೆಳಗುತ್ತಿ ನಮ್ಮ ನಂಜಪ್ಪ ಮಾಸ್ಟ್ರು,
2: ಹೌದು ತುಂಬಾ ಜನ ಇದ್ದಾರೆ
0: ಅವರು ಸರ್, ಸಂಕಪ್ಪ ಅವರು, ಇವರು.
2: ಹೌದು,
0: ಬಹಳಷ್ಟು ಜನರ ಒಂದು ತ್ಯಾಗ ಬಲಿದಾನ ಕೊಡುಗೆ ಸರ್. ತಾವು ನ್ಯಾಮತಿಯಿಂದ ಫೋನ್ ಮಾಡಿದ್ಕೆ ನಮ್ಗೆ ಬಹಳ ಸಂತೋಷ. ನ್ಯಾಮತಿಯ ಜನತೆಗೆ ನೀವು ಇವರೆಲ್ಲರ ಹೆಸರನ್ನ ನಾವು ಹೇಳಿದೀವಿ ಅಂತೇಳಿ ತಾವು ತಿಳಿಸಿ ಸರ್, ತುಂಬಾ ಸಂತೋಷ. ಒಂದು ನಾನು ಮೇಡಮ್ಗೆ ಹೇಳ್ತೀನಿ, ಇನ್ನೊಂದು ಯಾವಾಗ್ಲಾದ್ರೂ ಸಂದರ್ಭ ಬಂದಾಗ ಹೊನ್ನಾಳಿ ತಾಲೂಕಿನ ಸ್ವಾತಂತ್ರ್ಯ ಹೋರಾಟಗಾರರನ್ನೇ ನಾವು ನೆನ್ಪು ಮಾಡ್ಕೊಳ್ಳೋಣ ಸರ್. ಯಾಕೆ ಅಂತಂದ್ರೆ ಇವತ್ತು ಹೆಚ್ಚೆಚ್ಚು ನೆನ್ಪು ಮಾಡ್ಕೊಳ್ಬೇಕಾದಂತಹ ಒಂದು
1: ನಿಜ
0: ಅಂದ್ರೆ ಅವರ ಅವರು ಈಗ ಬಹಳಷ್ಟು ಜನ ಇಲ್ಲ, ಆದ್ರೆ ಅವ್ರ ಫ್ಯಾಮಿಲಿ ಅವರು ಇದ್ದಾರೆ
2: ನಿನ್ನೆ.
0: ಹೌದು ಸರ್, ಅಂತವ್ರ ಬಗ್ಗೆ ನಾವು ನೆನ್ಪ್ ಮಾಡ್ಕೊಳ್ಬೇಕಲ್ಲ ಸರ್.
2: ಹಾಗೆ ನೆನ್ಪ್ ಮಾಡ್ಕೊಳ್ದ್ರೆ
0: ನಿಜ ನಿಜ ಸರ್,
2: ನಾವು ಏನು ಮನುಷ್ಯರೇ ಅಲ್ಲ ಅನ್ನಿಸುತ್ತೆ
0: ಸಂದರ್ಭದಲ್ಲಿ. ನೋಡಿ, ನಮ್ಗೆ ಒಂದ್ ಒಳ್ಳೆ ಕಾನ್ಸೆಪ್ಟ್ ಅವ್ರನ್ನ ನೆನ್ಪು

0: ಮಾಡ್ಕೊಳಕ್ಕೆ ನಾವಿಲ್ದಿದ್ರೆ ನ್ಯಾಮತಿಯವ್ರನ್ನ ನಾವು ಇದು ಮಾಡ್ತಿದ್ದಿಲ್ಲ. ನೀವು ಅವ್ರನ್ನ ನೆನ್ಪು ಮಾಡ್ಕೊಳಕ್ಕೆ ನೀವು ತುಂಬಾ ಒಂದು ಒಳ್ಳೆ ಇದು ಸಲಹೆ ಕೊಟ್ರಿ ಸರ್, ಥ್ಯಾಂಕ್ ಯು. ಮತ್ತೊಂದು ಕಾರ್ಯಕ್ರಮದಲ್ಲಿ ನಾವು ಜೊತೆ ಆಗೋಣ. ಧನ್ಯವಾದಗಳು.
1: ಷಡಾಕ್ಷರಿ ಅವರು ನ್ಯಾಮತಿಯಿಂದ ಕರೆ ಮಾಡಿದ್ರು. ಹಾಗೆ ನ್ಯಾಮತಿ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ತನ್ನ ಹೆಜ್ಜೆ ಗುರುತನ್ನ ಮೂಡಿಸಿದೆ. ಹಾಗೆ ಆ ದೇಶ ಪ್ರೇಮದ ಒಂದು ಕಿಚ್ಚನ್ನ ಹೇಳಿ ಹಚ್ಚಿಸಿದಂತ ಊರು ಕೂಡ ಅಂತ ಹೇಳಿ ತಿಳಿಸಿದ್ರು. ಹಾಗೆ
0: ತಿಳಿಸಿದ್ರು.
1: ಹೌದು, ಈಗ ಮತ್ತೊಂದು ಕರೆ.
2: ಹಲೋ
1: ಸರ್, ನಮಸ್ತೆ. ವಿಶ್ವಾಸ್ ಅವರೇ.
2: ಮೇಡಮ್ ನಮಸ್ತೆ. ಮೇಡಮ್,
1: ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು.
2: ತಮಗೂ ಮತ್ತೆ ನಿಮ್ ಜೊತೆ ಇರೋ ಮೇಡಮ್ ಈಗ ಕಾನ್ ಮಾಡಿದೆ. ನಂಗೂ ಖುಷಿ ಅನ್ಸ್ತು. ಟಾಪಿಕ್ ಇಬ್ರು ಮೂರ್ ಜನ ಮಾತಾಡಿದ್ರು.
1: ಆಮೇಲೆ ಹಸೀನಾ ಕಾದ್ರಿ ಮೇಡಮ್ ಇದಾರೆ, ಹಾಗೆ ಸಹನಾ ಮೇಡಮ್ ಅವರು ಕೂಡ ಇದಾರೆ.
2: ಮೇಡಮ್ ಏನಿಲ್ಲ ಮೇಡಮ್, ಅಲ್ಲಿ ಮೂರ್ ಜನ ಹೆಣ್ಮಕ್ಳು ಕೂತೀವಿ ಕ್ಯಾಬಿನ್ ಅಲ್ಲಿ. ನಾನು ಏನ್ ಕೇಳಕ್ ಇಷ್ಟಪಡ್ತೀನಿ ಅಂದ್ರೆ ಮೇಡಮ್, ನಾನು ತಮಗೂ ಮತ್ತೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಮೇಡಮ್, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ ಅಂತ ಅಲ್ಲಿ ಯಾರೇ ಮಹಿಳೆ ಆಗಿರ್ಬೋದು, ಯಾರೇ ಪುರುಷರ ಆಗಿರ್ಬೋದು, ಆ ಸನ್ನಿವೇಶಕ್ಕೆ ತಕ್ಕಂಗೆ ಅಲ್ಲಿನ ಹೆಣ್ಣು ಮಕ್ಕಳು ಅಂದ್ರೆ ಐ ಮೀನ್ ತನ್ನ ತಾಯಿಂದ್ರು ತಮ್ಮ ಮಕ್ಕಳನ್ನ ಮತ್ತ ತನ್ನ ಗಂಡನ್ರನ್ನ ಮತ್ತ ಸಹೋದರನ್ನ ಆ ಒಂದು ಚಳುವಳಿಯಲ್ಲಿ ದುಮುಕೋಕೆ ಹೆಣ್ಣಿನ ಪಾತ್ರ ಹೇಗಿತ್ತು ಅಂತ ಸ್ವಲ್ಪ ವಿಶ್ಲೇಷಣೆ ಮಾಡಿ ಹೇಳೋದಾದ್ರೆ ತುಂಬಾ ಖುಷಿ ಅನ್ಸುತ್ತೆ ಮೇಡಮ್. ಯಾಕಂದ್ರೆ ಮೇಡಮ್, ಈಗಿನ ಕಾಲದಲ್ಲಿ ನಾವು ಹಿಂದೂಗಳು ಸೆಂಟಿಮೆಂಟ್ ಮೇಡಮ್, ಸೆಂಟಿಮೆಂಟ್ ಅಂದ್ರೆ ಅಂತದನ್ನ ನಮ್ಗೆ ಕುಟುಂಬಕ್ಕಿಂತ ದೇಶ ದೊಡ್ಡದು, ಈ ದೇಶ ಸೇವೆ ಈಶ ಸೇವೆ ಅಂತ ಆಗಿನ ನಾರಿಯರು ಆಗಿನ ಮಹಿಳೆಯರು.
0: ಹೌದೌದು, ಖಂಡಿತ ಸರ್. ಆ ಒಂದು ವಿಷಯದ ಬಗ್ಗೆ ಮಾತಾಡೋಣ. ನಿಜವಾಗ್ಲೂ ತಮ್ಮ ಕಳಕಳಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್. ನಾವು ಸರ್ ಹೇಳಿ,
2: ಈಗಿನ ಮಹಿಳೆಯರಿಗೂ ಆಗಿನ ಮಹಿಳೆಯರಿಗೂ ಯೋಚನಾ ಶಕ್ತಿ ಮತ್ತೆ ಆಗಿನ ದೇಶ ಸೇವೆ ಈಶ ಸೇವೆ ಅಂತ ವಿಶ್ಲೇಷಣೆ ಮಾಡೋದಾದ್ರೆ ಮೇಡಮ್ ನೀವು ಅರ್ಥ ಗರ್ಭಿತವಾಗಿ ಮಾತಾಡ್ತೀರಿ. ನನಗೆ ಖುಷಿ ಅನಿಸುತ್ತೆ, ಯಾಕಂದ್ರೆ ಮೇಡಮ್ ಮಹಿಳೆಯೊಬ್ರು ಮಗನ್ನ ಬೇಡಿಕೊಡ್ಬೇಕಾದ್ರೆ ಬರುವ ಕಣ್ಣೀರು ಗಂಡನ ಆಗಿದ್ದ ಕಾಲದಲ್ಲಿ ನೀವು ವಿಶ್ಲೇಷಣೆ ಮಾಡಿ ಮತ್ತೆ ಈಗಿನ ಮಹಿಳೆಯರಿಗೆ ತುಲನಾತ್ಮಕವಾಗಿ ನೀವು ಹೇಳೋದಾದ್ರೆ ನಿಮ್ಮ.
0: ಹಾ ಸರ್, ಖಂಡಿತ ಹೇಳೋಣ. ಯಾಕಂದ್ರೆ ನೋಡಿ, ನೀವು ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿದ್ರಿ. ನಿಜವಾಗ್ಲೂ ಹೆಣ್ಣು ಮಕ್ಕಳ ಆಗಿನ ಮನಸ್ಥಿತಿ ಹೇಗಿತ್ತು, ಈಗಿನ ಮನಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ. ಈಗ ನೋಡಿ, ಮಕ್ಕಳು ಅಮ್ಮ ಅಮ್ಮ ನಾನು ರನ್ನಿಂಗ್ ರೇಸಿಗೆ ಸೇರಲ್ಲ ಅಂದ್ರೆ ಹ್ಞೂ ಮಗನೇ ಸೇರು ನಿಧಾನ ಕೊಡು ಅಂತೀವಿ. ನೋಡಿ ಎಷ್ಟು ವ್ಯತ್ಯಾಸ ಇದೆ. ಹಿಂದಿನವರು ಸ್ವಾತಂತ್ರ್ಯ ಹೋರಾಟಕ್ಕೆ ಹೋಗ್ತೀನಿ, ನಾನು ಯಾವುದೋ ಒಂದು ಚಳುವಳಿಯಲ್ಲಿ ಭಾಗಿಸ್ತಿದ್ದೀನಿ ಅಂದರೆ ಹೋಗು, ಧೈರ್ಯವಾಗಿ ಹೋಗು, ನೀನಿಲ್ಲ ಅಂದರೆ ಇನ್ನೊಂದು ಮಗ ಅಂತ. ನೀನು ನಿನ್ನ
1: ಭಗತ್ ಸಿಂಗ್ ಅವರ ತಾಯಿ ಕೂಡ
0: ಇದನ್ನ ಹೇಳಿದ್ರೆ
1: ನಾನು ಸ್ವಾತಂತ್ರ್ಯ
0: ಹೋರಾಟಕ್ಕೆ ಬಿಡ್ತಿದ್ದೆ, ಕಳಿಸ್ತಿದ್ದೆ, ಅದರಷ್ಟು ದೊಡ್ಡ ಒಂದು ಸುದೈವ ನನಗೆ ಇನ್ನೊಂದಿಲ್ಲ ಅಂತ ಆಗಿನ ತಾಯಿಯರು. ನಾವು ಇತಿಹಾಸದಲ್ಲಿ ಅಂತಹ ಮಹಾನ್ ಮಾತೆಯರನ್ನ ನಾವು ತುಂಬಾ ನೋಡ್ತೀವಿ ಸರ್. ಯಾಕೆ ಅಂತಂದ್ರೆ ಅಂತಹ ಅನೇಕ ಉದಾಹರಣೆಗಳು ನಮಗೆ ಇದೆ. ನಾವು ಅಭಿಮನ್ಯು ಆ ಕಥೆಯನ್ನ ಕೇಳ್ತೀವಿ. ಅಭಿಮನ್ಯು ತನ್ನ ತಾಯಿ ಗರ್ಭದಲ್ಲಿರ್ಬೇಕಾದ್ರೆ ತಾಯಿ ಎಷ್ಟೊಂದು ಚಕ್ರವ್ಯೂಹ ಭೇದಿಸೋದ್ರ ಬಗ್ಗೆ ಹೇಳ್ತಿದ್ದು. ಹಾಗೆ ನಾವು ಎಲ್ಲ ಧರ್ಮಗಳಲ್ಲೂ ಇಂತಹ ಒಳ್ಳೊಳ್ಳೆಯ ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನು ಕೊಡುವಂತಹ ಕಥೆಗಳನ್ನು ನಾವು ನೋಡ್ತೀವಿ ಸರ್. ಇಲ್ಲಿ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ನಾವು ಮಾತಾಡಬೇಕಂದ್ರೆ ಇಂತಹ ಮಹಿಳೆಯರು ಅಜರಾಮರ ಅವರು ಇವತ್ತು. ಯಾಕೆ ಅಂತಂದರೆ ತಮ್ಮ ಚಿಕ್ಕ ಚಿಕ್ಕ ಮಕ್ಕಳನ್ನು ಬಿಡ್ತಿದ್ರು. ನಾವು ಶಿವಮೊಗ್ಗ ಜಿಲ್ಲೆಯ ಅಥವಾ ಹೊನ್ನಾಳಿ ಚನ್ನಗಿರಿ ಈ ಭಾಗದ ಬಹಳಷ್ಟು ಮಹಾನ್ ಪುರುಷರು ಭಾಗವಹಿಸಿದ್ದಾರೆ ಅಂತ ಮಾತಾಡ್ತೀವಲ್ಲ, ಅವರೆಲ್ಲ ಅವಾಗ ಏನು 70-80 ವರ್ಷಕ್ಕೆ ಭಾಗವಹಿಸಿರ್ಲಿಲ್ಲ. ಎಲ್ಲರೂ 18 ವರ್ಷ, 19 ವರ್ಷ, 20 ವರ್ಷದಲ್ಲಿ
2: ಬಿಟ್ಟು
0: ಹೋರಾಟದಲ್ಲಿ ಭಾಗವಹಿಸ್ತೀವಿ ಅಂದಾಗ ಅವ್ರು ಹೋಗ್ತಾ ಇದ್ರು ನೋಡ್ರಿ. ಆಗ ನಾವು ಬಿಡ್ತಿದ್ವಲ್ಲ, ನಾವು ಪಕ್ಕದ ಮನೆಗೆ ಹೋಗಕ್ ಬಿಡ್ತಾ ಇಲ್ಲ ಈಗ ಮಕ್ಕಳನ್ನ. ಎಲ್ಲೋ ಒಂದ್ ಜೋಪಾನ ಮಾಡ್ತೀವಿ, ಇನ್ನೊಂದೇನೋ ಮಾಡ್ತೀವಿ ಅಂತ ಮಕ್ಕಳ ಹಕ್ಕುಗಳನ್ನ ಕಿತ್ಕೊಂಡಿದೀವಿ, ಸ್ವಾತಂತ್ರ್ಯ ಕಿತ್ಕೊಂಡಿದೀವಿ. ಇವತ್ತು ಮಕ್ಕಳಿಗೆ ಮಣ್ಣಲ್ಲಿ ಆಟ ಆಡಕ್
1: ಹೋಗಿ ಅಂತ ಹೇಳಿ
0: ಧೈರ್ಯವಾಗಿ ಹೋಗಿ ಅಂತ ಮುಂದೆ
2: ಸರ್. ಮೇಡಮ್ ಆಗಿನ ಕಾಲದಲ್ಲಿ ಮನೆ ಅಂದ್ರೆ ಒಳಗಡೆ ಹೋಗ್ದಂಗೆ ಹಾಲಿತ್ತು, ಸಣ್ಣ ಕುಟುಂಬದ ಅಡುಗೆ ಮನೆ ಇತ್ತು. ಅಡುಗೆ ಮನೆ ಏಕಿತ್ತು ಅಂದ್ರೆ ಆಹಾರ ಪದಾರ್ಥಗಳನ್ನು ಮಾಡಕ್ ಮಾತ್ರ ಇತ್ತು ಅಂತ ಕೇಳ್ಪಟ್ಟಿದ್ದೆ. ರೂಮ್ ಅನ್ನೋದಿರಲ್ಲ, ಯಾಕೆಂದ್ರೆ ರೂಮ್ ಅಂತ ಮನೆಯಲ್ಲಿ ಎಷ್ಟು ರೂಮ್ ಹಾಕ್ತವೋ ಅಷ್ಟು ಮನಸ್ಸುಗಳು ಹೊಡೆದೋಗ್ತವೆ ಮೇಡಮ್. ಆಗಿನ ಕಾಲದಲ್ಲಿ ಒಂದೇ ಹಾಲಲ್ಲಿ ಎಲ್ಲ ಬಂದಿದ್ರಂತೆ, ಪ್ರತಿಯೊಬ್ಬರು ತನ್ನ ಬೆಳಗಿಂದ ಸಾಯಂಕಾಲ ತನಕ ಮಾತಾಡ್ತಿರೋದು ದೇಶ ಹೆಂಗಿರ್ಬೇಕು ಅಂತ ನಮ್ಮ ತಾತನಂತ ತಿಳ್ಕೊಂಡಿದ್ದೆ ಮೇಡಮ್. ಹಾಗಾಗಿ ರೂಮ್ಗಳು ಎಷ್ಟು ದೊಡ್ಡದಾಗ್ತವೋ ಮನೆಯಲ್ಲಿ ರೂಮ್ಗಳು ಎಷ್ಟು ಆಗ್ತವೋ ಅಷ್ಟು ಮನಸ್ಸುಗಳು ಹೊಡೆದೋಗ್ತವೆ. ಹಾಗೆ

0: ನಮ್ ದೇಶದ ಬಗ್ಗೆ ಹಿಂಗೆ ನಾವು ಏನ್ ಚರ್ಚೆ ಮಾಡಿದ್ರು ಮೇಡಮ್, ಮಲ್ಕೊಂಡು ರಾತ್ರಿ ನಮ್ತಿರಲ್ಲ ಮೇಡಮ್. ಅಲ್ಲಿ ನಮ್ ತಾತ ಅವರು ಹೇಳ್ತಿದ್ರು 12:30 ಒಂದ್ ಗಂಟೆ ತನಕ ಮಾತಾಡ್ತೀವಿ, ಆಮೇಲೆ ಬ್ರಿಟಿಷ್ ಬರ್ಬಕ್ ಸರ್ ಸೌಂಡ್ ಸೌಂಡ್ ಬರ್ತಾರೆ ಬೂಟಿಂಗ್ ಸೌಂಡ್, ಅವ ಬರ್ತಿದ್ದಾಗ ಹೆದರ್ತಿದ್ರಂತೆ, ಯಾರು ಓಡಾಡ್ತಿದ್ರೆ ಹಂಗೆ ಹಿಂಗೆ ಅಂತ. ಅಷ್ಟು ಹೆದರ್ಕೊಂಡು ನಮ್ ದೇಶಕ್ಕೋಸ್ಕರ ಬಲಿದಾನ ಮಾಡಿದ ಎಲ್ಲಾ ಜೀವಗಳಿಗೂ ನನ್ ನಿಮ್ ಕಡೆಯಿಂದ ನನ್ನ ಅವಕಾಶ ಕೊಟ್ಟ ಪವಿತ್ರ ಕಡೆಯಿಂದ ಧನ್ಯವಾದಗಳು ಮೇಡಮ್. ಚೆನ್ನಾಗಿ ನಡ್ಕೊಳ್ತಾ ಇದ್ರೆ ಮೇಡಮ್, ತುಂಬಾ ಖುಷಿ ಆಯ್ತು. 80ನೇ ವರ್ಷದ ಸ್ವಾತಂತ್ರ್ಯ ಆಚರಣೆ
1: ಕರೆ ಮಾಡಿ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ವಿ, ಧನ್ಯವಾದಗಳು ಸರ್. ಶಿವಮೊಗ್ಗದ ವಿದ್ಯಾನಗರದಿಂದ ವಿಶ್ವಾಸ್ ಅವ್ರು ಕರೆ ಮಾಡಿದ್ರು, ಹಾಗೆ ಮಾತೆಯರ ಬಗ್ಗೆ ಕೂಡ ಹೇಳಿದ್ರು. ನಾವೀಗ ಪತ್ರಿಕೆಯಿಂದ ಅಲ್ಲಿ ತನಕ ಹೋದ್ವಿ
2: ಸರ್. ಮೇಡಮ್ ಅದು ಅಲ್ಲಿಗೆ ಇದಾಯ್ತು ಕರೆ ಬಂದಿದ್ಕೆ. ಇನ್ನು ತುಂಬಾ ಪುಸ್ತಕಗಳು ನೋಡಿ, ನಾವು ಮೈಸೂರು ಚಿಕ್ಕಮಂಗ್ಳೂರಲ್ಲಿ ನವಜ್ಯೋತಿ ಅನ್ನುವಂಥದ್ದು, ಮಂಗಳೂರಿನ ಕೊಂಕಣಿ ಪತ್ರಿಕೆ, ಸೇವಾ ಪತ್ರಿಕೆ, ಅನಂತರ ವಿಚಿತ್ರ ವರ್ತಮಾನ ಸಂಗ್ರಹ,
1: ಕರ್ನಾಟಕ ವೈಭವ
2: ಇವೆಲ್ಲವೂ ಬಂದಿತ್ತು. ಬಹಳಷ್ಟು ಅಂದ್ರೆ 1800 ಸುಮಾರು, 900 ಸುಮಾರು, 1900 ಅದು ಕಾಲಘಟ್ಟ ಇದೆ, 900 to 920 ಅಂದ್ರೆ ತಿಲಕರ ಕಾಲ, ನಾವು ತೀವ್ರಗಾಮಿಗಳ ಕಾಲ ಅಂತ ಕರಿತೀವಿ. ಯಾಕಂತಂದ್ರೆ ಲಾಲ್ ಬಾಲ್ ಪಾಲ್ ಅಂತ ಇವ್ರು ಮೂರು ಜನ ತೀವ್ರಗಾಮಿಗಳು, ಲಾಲಾ ಲಜಪತ ರಾಯರು, ಬಾಲಗಂಗಾಧರ ತಿಲಕರು, ಅನಂತರ ಬಿಪಿನ್ ಚಂದ್ರ ಪಾಲ್ರು. ಇವ್ರು ಮೂರು ಜನರಲ್ಲಿ ನಾವು ತಿಲಕರು ತುಂಬಾ ನಮಗೆ ಪ್ರಮುಖರಾಗಿ ಕಾಣ್ತಾರೆ. ಯಾಕೆ ಅಂತಂದ್ರೆ ಒಂದು ತತ್ವ ತಂದ್ರವರು, ಸ್ವದೇಶಿ, ಸ್ವತಂತ್ರ, ರಾಷ್ಟ್ರೀಯತೆ, ಶಿಕ್ಷಣ ಅಂತ. ಇವತ್ ನೋಡಿ ಶಿವಮೊಗ್ಗದಲ್ಲಿ DVS ನ್ಯಾಷನಲ್ ಅಂದ್ರೆ ನ್ಯಾಷನಲ್ ಕಾಲೇಜು, ರಾಷ್ಟ್ರೀಯ ಕಾಲೇಜು ಅಂತೆಲ್ಲ ಸಂಸ್ಥೆಗಳಿದೆಯಲ್ಲ, ಅದೆಲ್ಲ ಸ್ವಾತಂತ್ರ್ಯ ಪೂರ್ವದ್ದು. ನಾವು ಅದಕ್ಕೆ ದೇಶೀಯ ವಿದ್ಯಾಶಾಲೆಗಳನ್ನ ಯಾವಾಗ್ಲೂ ನೆನ್ಪು ಮಾಡ್ಕೋತೀವಿ. ಒಂದು ಕಾಲದಲ್ಲಿ ಕನ್ನಡ ಶಾಲೆಗಳು ಅಥವಾ ಇದು ಶಾಲೆಗಳೇ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಈ ಶಿಕ್ಷಣ ಸಂಸ್ಥೆಗಳು ತಮ್ಮ ಕೊಡುಗೆಯನ್ನ ಕೊಟ್ಟು ಜನರಿಗೆ ಶಿಕ್ಷಣದ ಮೂಲಕವಾಗಿ ಅರಿವನ್ನ ಮೂಡಿಸಿದ್ರು. ಆ ಅರಿವಿನ ಮೂಲಕವಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಗಿರಿಮಾಜಿ ರಾಜಗೋಪಾಲ್ ಅವರು ಅವರನ್ನೆಲ್ಲ ನಾವು ಯಾಕೆ ರಾಮಣ್ಣ ಶೆಟ್ಟಿ
1: ಅವರನ್ನ
2: ಸ್ಥಾಪಕರು ಇವರನ್ನೆಲ್ಲ ಯಾಕೆ ನಾವು ತುಂಬಾ ನೆನ್ಪು ಮಾಡ್ಕೊಳ್ಬೇಕಂತಂದ್ರೆ, ಶಿಕ್ಷಣ ಅನ್ನುವಂಥದ್ದು ಒಂದು ಕಾಲದಲ್ಲಿ ಆ ಶಿಕ್ಷಣದ ಮುಖಾಂತರವಾಗಿ ಪತ್ರಿಕೆಗಳು ಬಂತು, ಜ್ಞಾನ ಬಂತು, ಶಿಕ್ಷಣದ ಮುಖಾಂತರವಾಗಿ ಅಕ್ಷರದ ಪರಿಚಯ ಆಯಿತು. ಅದ್ರ ಮೂಲಕವಾಗಿ ಸಮಾಜದಲ್ಲಿ ಹೋರಾಟಗಳು ಏನಾಗ್ತಾ ಇದೆ, ಸ್ವಾತಂತ್ರ್ಯ ಹೋರಾಟ ಹೇಗ್ ನಡೀತಿದೆ ಅನ್ನುವಂತಹ ಮಾಹಿತಿ ಜನರಿಗೆ ತಿಳಿಯಕ್ಕೆ ಸಾಧ್ಯ ಆಯ್ತು. ಹಾಗಾಗಿ ಆ ಶೈಕ್ಷಣಿಕ ಸಂಸ್ಥೆಗಳನ್ನು ಕೂಡ ನಾವಿಲ್ಲಿ ನೆನಪು ಮಾಡ್ಕೊಳ್ತೀವಿ. ಇಲ್ಲಿ 1920-30 ಹೊತ್ತಿಗೆ 100 ಪತ್ರಿಕೆಗಳು ಬಂತು. ಅದರಲ್ಲಿ ನಾವು ವಿಶ್ವ ಕರ್ನಾಟಕ, ಆನಂತರ ಇದು ಮದ್ರಾಸ್ನಿಂದ ಬರ್ತಿದ್ದಂಥ ಪ್ರಜಾಮತ, ಸ್ವದೇಶಿ ಅಭಿಮಾನ, ವಿಕಟ ವಿನೋದಿನಿ, ಕೊರವೆಂಜಿ, ಜನವಾಣಿ, ಸಂಯುಕ್ತ ಕರ್ನಾಟಕ, ಜೀವನ ಅನ್ನುವಂಥದ್ದು, ಜಯತಿ ಅನ್ನುವಂತಹ ಪತ್ರಿಕೆ, ಇವು ಬಂತು. ಆಮೇಲೆ ಇನ್ನೂ ಬಹಳಷ್ಟು ಸಂಜೆ ಪತ್ರಿಕೆಗಳು ಕೂಡ ಬಂತು ಮೇಡಮ್. ಯಾಕೆ ಅಂದ್ರೆ ಹಗ್ಲಿಡಿ ದುಡಿಮೆ, ಅವಾಗ ಹೋರಾಟ ಅನ್ನೋದಕ್ಕಿಂತ ದುಡಿಮೆ ಮನುಷ್ಯನ್ಗೆ ಮುಖ್ಯವಾಗಿ ಬೇಕಿತ್ತು. ಈಗಿನ ತರ ಅಪ್ಪ ಏನೋ ಕೂಡಿಟ್ಟಿದ್ದಾರೆ ನಾವು ಖರ್ಚು ಮಾಡೋದಿರ್ಲಿಲ್ಲ, ಅವಾಗ ನಮ್ಮನ್ನ ನಾವೇ ಕಾಪಾಡ್ಕೊಳ್ಬೇಕಿತ್ತು. ಹಾಗಾಗಿ ಅಂತಹ ಇದರಲ್ಲಿ ಶ್ರಮ ತುಂಬಾ ಇತ್ತು. ಆಗ 1 kg ಅನ್ನ ತಂದು 20 ತಿನ್ಬೇಕಿತ್ತು. ಈಗ ಸರ್ ಒಬ್ರು ಇವರು
1: ವಿಶ್ವಾಸ
2: ಹೇಳಿದ್ರು ನೋಡಿ,
1: ಕುಟುಂಬಗಳೇ
2: ಜಾಸ್ತಿ. ಈಗ ಹಾಗಲ್ಲ, ಅವಾಗ ನೋಡಿ ನಾವು ಮನೇಲುಂಡು ಹೊರಗಡೆ ಹೋಗ್ತಿದ್ವಿ ಬಹಿರ್ದೆಸೆಗೆ, ಈಗ ಹೊರಗಡೆ ಎಲ್ಲ ತಿಂದು ಬಂದು ಮನೇಲಿ ಹೋಗ್ತೀವಿ. ವ್ಯತ್ಯಾಸ, ಈ ಸಾಮಾಜಿಕ ಬದಲಾವಣೆಯ ವ್ಯತ್ಯಾಸ, ಏನು ಬೇರೆ ಬೇರೆ ಇದು ಜಾಗತೀಕರಣದ ವ್ಯತ್ಯಾಸ. ಹಿಂದೆ ಇಡೀ ಕುಟುಂಬ ಮನೇಲಿ ಇರ್ತಿತ್ತು, ಒಬ್ರು ಯಾರೋ ಒಬ್ರು ಇಲ್ಲ ಸೈನಿಕರಾಗಿ ಹೋಗ್ತಿದ್ರು, ಇನ್ನೊಂದೆಲ್ಲೋ ಹೊರಗಡೆ ಹೋಗ್ತಿದ್ರು. ಇವಾಗ ಹಂಗಲ್ಲ, ಊರಿಗೂರೇ ಹೊರಗಿರತ್ತೆ, ಇಲ್ಲಿ 1-2-3 ಫ್ಯಾಮಿಲಿ ಮನೆ ನೋಡ್ಕೊಂಡಿರತ್ತೆ. ನಿನ್ ಮೊನ್ನೆ ಅಷ್ಟೇ ಬಂತು ನೋಡಿ ಒಂದು ಪತ್ರಿಕೆಯಲ್ಲಿ, 3 ತಂದೆಗೆ ವಾಟ್ಸಪ್ಪಲ್ಲಿ ಹಣ ಕಳಿಸಿ, 5,001 ಕಳಿಸಿ, 3 ಆನ್ಲೈನ್ ಮೂಲಕ ಅವರ ಇದನ್ನ ನೋಡಿದ್ರು, ಅನಾಥಾಶ್ರಮದವರು ಅವರ ಪತ್ರಿಕೆ. ಎಂಥ ಸ್ಥಿತಿಗೆ ತಲುಪಿದೀವಿ, ಆ ಲೆಕ್ಕಕ್ಕೆ ನಾವು ಈ ಸ್ವಾತಂತ್ರ್ಯ ಹೋರಾಟರನ್ನ ದಿನ ಬೆಳಗ್ಗೆದ್ದು ಕೈ ಮುಗಿದು ಕಮ್ಮಿ.
1: ಈಗ ಸ್ವಾತಂತ್ರ್ಯ ದಿನಾಚರಣೆ ದಿನ ಮಾತ್ರ ಅವರು ನೆನಪು ಮಾಡ್ಕೊಳ್ಳೋದಲ್ಲ, ಪ್ರತಿದಿನ
2: ಅವರ
1: ಸ್ವಾತಂತ್ರ್ಯವನ್ನ ಪಡ್ಕೊಂಡಿದೀವಿ, ಸ್ವತಂತ್ರವಾಗಿ ಹೋರಾಡ್ತಿದೀವಿ ಅಂತ ಹೇಳಿದ್ರೆ ಇವರೆಲ್ಲರ ಬಲಿದಾನವನ್ನ ನಾವು ಪ್ರತಿದಿನ ನೆನಪು
2: ಮಾಡ್ಕೊಳ್ಬೇಕು. ಇಲ್ಲಿ ಮೈಸೂರಿಂದ ಅನೇಕ ಪತ್ರಿಕೆಗಳು, ಸಂಜೆ ಪತ್ರಿಕೆಗಳ ಪಾತ್ರ ತುಂಬಾ ಇತ್ತು. ಮೈಸೂರು ಪತ್ರಿಕೆ 1941, ವರ್ತಮಾನ ಪತ್ರಿಕೆ 42, ವಿಶ್ವದೂತ ಪತ್ರಿಕೆ 66, ಅಶೋಕ ಪತ್ರಿಕೆ 64, ಸುಧರ್ಮ, ರಾಜಧರ್ಮ, ಅರುಣ, ವಿಜಯ, ಈ ಪತ್ರಿಕೆಗಳೆಲ್ಲ ಬಂತು. ಇವು ಪಾತ್ರ ಏನಂತ

0: ಅಂದ್ರೆ ಸಂಜೆ ಪತ್ರಿಕೆಗಳು ಕೂಡ ಬಹಳಷ್ಟು ಕೆಲಸಗಳನ್ನ ಮಾಡಿದ್ರು. ಈ ಎಲ್ಲ ಪತ್ರಿಕೆಗಳು ನಮ್ಮ ಕುವೆಂಪು ವಿಶ್ವವಿದ್ಯಾಲಯದ ಒಂದು ಜರ್ನಲಿಸಂ ಮ್ಯೂಸಿಯಂ ಅಲ್ಲಿ ಇದೆ. ನಂಗೆ ನಿಜವಾಗ್ಲೂ ನಾನು ಈ ಪತ್ರಿಕೆಗಳ ಬಗ್ಗೆ ವಿಷಯ ಹೇಳಿದಾಗ ಬಹಳ ಖುಷಿಯಾಗಿದೆ. ಯಾಕೆ ಅಂತಂದ್ರೆ ಕಣ್ಣಿಂದ ನೋಡಿದ್ದೀನಿ. 17th century ಪತ್ರಿಕೆಗಳು ನಮ್ಮಲ್ಲಿದೆ, 18th century ಪತ್ರಿಕೆಗಳು ಇದೆ. ನಾವು ಸ್ವಾತಂತ್ರ್ಯ ಹೋರಾಟ ಅನ್ನೋದು ಒಂದು ದಶಕದ ಇದನ್ನ ಒಂದು ಶತಮಾನದ ಕಾಲಘಟ್ಟದ ಹೇಳ್ತೀವಿ. 1857 ಸಿಪಾಯಿ ದಂಗೆಯನ್ನ ಮೊದಲ ಸಂಗ್ರಾಮ ಅಂತ ಕರಿತೀವಿ. ಮಾಡಿದೀವಿ, ಮ್ಯೂಸಿಯಂ ಅಲ್ಲಿ ಇದೆ.
1: ನಾವೀಗ ಕುವೆಂಪು ಯೂನಿವರ್ಸಿಟಿಗೆ ಹೋದ್ರೆ ಇದನ್ನ ಮಿಸ್ ಮಾಡದೆ
0: ನೋಡ್ಕೊಂಡು ಬರ್ಬೋದು. ಖಂಡಿತ ಪತ್ರಿಕೆಗಳು
1: ಕೂಡ
0: ಹರಿಜನ ಪತ್ರಿಕೆ, ಸುಬುದ್ಧ ಬುದ್ಧಿ ಪತ್ರಿಕೆ, ವಿಜಯ ಇದು ಅಲ್ಲ ಇನ್ನೊಂದು ಹೇಳಿದಲ್ಲ ವಿಶ್ವ ಕರ್ನಾಟಕ ಪತ್ರಿಕೆ, ಇನ್ನು ಬಹಳಷ್ಟು. ಆಮೇಲೆ ಇವ್ರದ್ದು ಮರಾಠಿ ಪತ್ರಿಕೆಗಳು, ಉರ್ದು ಪತ್ರಿಕೆಗಳು ಇವೆಲ್ಲವೂ ಇದೆ.
1: ಕಾಲಕ್ಕೆ
0: ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಲ್ಲರ ತ್ಯಾಗ ಬಲಿದಾನ ನೆನಪು ಮಾಡ್ಕೊಳ್ಬೇಕು. ಎಲ್ಲರೂ, ಎಲ್ಲ ಜಾತಿ ಧರ್ಮದವರು, ಮುಸ್ಲಿಮರು, ಹರಿಜನರು, ದೀನ ದಲಿತರು, ಬೇರೆ ಎಲ್ಲರೂ.
1: ಇದರಲ್ಲಿ ನಾವು ಭಾರತೀಯರು ಅನ್ನುವಂತ ಒಂದು ಭಾವನೆ ಇತ್ತು.
0: ನಾವ್ಯಾರು,
1: ಯಾವ ಧರ್ಮ, ಯಾವ ಜಾತಿ ಅನ್ನೋದು
0: ಇರ್ಲಿಲ್ಲ
1: ಅಲ್ಲಿ. ನಾವೆಲ್ಲ ಭಾರತೀಯರು, ನಾವು ಭಾರತ ಮಾತೆಯಿಂದ ಸೆರೆಯಿಂದ, ಬ್ರಿಟಿಷರ ಸೆರೆಯಿಂದ ಬಿಡಿಸ್ಬೇಕು ಅನ್ನೋದು ಒಂದೇ ಒಂದು ಭಾವನೆ
0: ಇತ್ತು. ಇನ್ನು ಬಹಳಷ್ಟು ವೃತ್ತ ಪತ್ರಿಕೆಗಳೆಲ್ಲ ಬಂತು ಮೇಡಮ್. ಏನಂದ್ರೆ ತರಂಗವಾರ ಪತ್ರಿಕೆ, ಗುಲ್ವಾಡಿ ಅವರು, ನೀವು ಈಗಲೂ ಇದೆ ನೋಡಿ ಆ ಪತ್ರಿಕೆ, ನಾವು ಕರ್ಮವೀರ ಇದೆ, ರಾಜಪತ್ರಿಕೆ ಇದೆ, ಸುದ್ದಿ ಸಂಗಾತಿ ಇದೆ, ಇನ್ನು ಬಹಳಷ್ಟು ಮಿಥಿಕ್ ಸೊಸೈಟಿಯಲ್ಲಿ ಪ್ರಕಟಣೆ ಮಾಡ್ತಿದ್ದಂತಹ ಅನೇಕ ಪತ್ರಿಕೆಗಳನ್ನು ನಾವು ನೋಡ್ತೀವಿ. ಬಹಳಷ್ಟು ಪತ್ರಿಕೆಗಳು ಈ ಪತ್ರಿಕೋದ್ಯಮ ಇದರಲ್ಲಿ ನಾವು ಗುರುತಿಸ್ಬೋದು. ಜಯ ಕರ್ನಾಟಕ, ಕನ್ನಡಿಗ, ನಂತರ ಸೂಕ್ತಿ, ಮಧುರವಾಣಿ, ಕಲಾನಿಧಿ, ಸದ್ಬೋಧ ಚಂದ್ರಿಕೆ, ಈ ಥರ ಪತ್ರಿಕೆಗಳು, ತುಂಬ ಪತ್ರಿಕೆಗಳು ನಮಗೆ ಬಹಳಷ್ಟು ಸ್ವಾತಂತ್ರ್ಯ ಹೋರಾಟದಲ್ಲಿ ಏನೇನಾಗ್ತಿತ್ತು, ಯಾವ್ಯಾವ ರೀತಿಯಾದಂತಹ ಮಾಹಿತಿ ಇದನ್ನು ಕಲೆ ಹಾಕಕ್ಕೆ ನಮಗೆ ಈ ಪತ್ರಿಕೆಗಳು ಹೆಚ್ಚು ಕೊಡುಗೆಗಳನ್ನು ಕೊಟ್ಟಿದೆ. ಅದರಲ್ಲಿ ಹಿಂದೂಸ್ತಾನ್ ಸಮಾಚಾರ, ಕರ್ನಾಟಕ ವೃತ್ತ, ಕರ್ಮವೀರ, ಜಯ ಕರ್ನಾಟಕ, ಕರ್ನಾಟಕ ಟೈಮ್ಸ್ ಅಂತ ಪತ್ರಿಕೆ ಇದರಲ್ಲಿ 1919 ಧಾರವಾಡದಿಂದ ಬರ್ತಿತ್ತು. ವಿಶ್ವವಾಣಿ ಪತ್ರಿಕೆ ಇದಾನಂತ, ಈಗ ನಾವು ವಾರ್ತಾ ಭಾರತಿ, ಇನ್ನೂ ಪ್ರಜಾವಾಣಿ, ಸಂಯುಕ್ತ ಕರ್ನಾಟಕ, ಈ ಪತ್ರಿಕೆಗಳು ಇವತ್ತಿಗೂ ಕಾರ್ಯನಿರ್ವಹಿಸ್ತಿದೆ. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ನಮಗೆ ಈ ಎಲ್ಲ ಪತ್ರಿಕೆಗಳನ್ನು ನಾವು ನೆನಪು ಮಾಡ್ಕೊಳ್ಬೇಕು. ಪತ್ರಿಕೆಗಳ ಪಾತ್ರ ತುಂಬ ಇತ್ತು. ಯಾಕೆ ಅಂದರೆ ಏನು ನಡೀತಾ ಇದೆ, ರಾಷ್ಟ್ರೀಯ ಮಟ್ಟದಲ್ಲಿ ಏನು ನಡೀತಾ ಇದೆ, ರಾಜ್ಯ ಮಟ್ಟದಲ್ಲಿ ಏನು ನಡೀತಿದೆ, ಪ್ರಾದೇಶಿಕವಾಗಿ ಏನು ನಡೀತಿದೆ, ಇವುಗಳು ಇವತ್ತು ನಮಗೆ ಜನಪದ ಸಾಹಿತ್ಯ ಒಂದು ಕಡೆ ಬೇರೆ ಬೇರೆ ರೀತಿಯಾದಂತಹ ಲಾವಣಿಗಳು, ಯಕ್ಷಗಾನ, ನಾಟಕ ಕಲೆಯ ಮೂಲಕ ಹೇಗೆ ಸ್ವಾತಂತ್ರ್ಯದ ಕಿಚ್ಚು ಹತ್ತುತ್ತಿದ್ವೋ, ಅವುಗಳನ್ನು ಕ್ರಮಾನುಕ್ರಮವಾಗಿ ಹೇಗೆ ತಗೊಂಡು ಹೋಗ್ಬೇಕು ಅಂತ ನಮಗೆ ಪತ್ರಿಕೆಗಳು ತಿಳಿಸ್ತಾ ಇತ್ತು. ಹಾಗಾಗಿ
1: ಗಣೇಶ ಹಬ್ಬ ಬಂದಿದ್ದು ಕೂಡ
0: ತಿಲಕರ ನಿಜವಾಗ್ಲೂ. ನಾವು ನೋಡಿ ಈ ಸಂದರ್ಭದಲ್ಲಿ, ನೀನು ಮೊನ್ನೆಯಿಂದ ಶ್ರಾವಣ ಶುರುವಾಗಿದೆ, ಈ ಸಂದರ್ಭದಲ್ಲಿ ನಾವು ತಿಲಕರನ್ನ ತುಂಬಾ ನೆನಪು ಮಾಡ್ಕೋತೀನಿ. ಒಂದು ಶಿಕ್ಷಣದ ವ್ಯವಸ್ಥೆಗೆ ರಾಷ್ಟ್ರೀಯ ಶಿಕ್ಷಣ ತಂದ್ರು, ಇನ್ನೊಂದು ಸಂಭ್ರಮಗಳನ್ನ ಮೊದಲಿಗೆ ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಬಾಲಗಂಗಾಧರ ತಿಲಕರು. ಯಾಕೆ ಅಂದ್ರೆ ಸ್ವಾತಂತ್ರ್ಯ ಹೋರಾಟ ತೀವ್ರಗತಿಯಲ್ಲಿ ಸಾಕ್ತಿತ್ತು. ಮಂದಗಾಮಿಗಳು ಸ್ಲೋ ಇದ್ರು, ತೀವ್ರಗಾಮಿಗಳು ಅದನ್ನ ಎಕ್ಸ್ಟ್ರೀಮ್ ಲೆವೆಲ್ಗೆ ತಗೊಂಡೋಗಿದ್ರು. ಅವಾಗ ಏನಾಯ್ತು ಅಂದ್ರೆ, ತಿಲಕರು ಗಾಂಧೀಜಿಗಿಂತ ಹಿಂದೆ ಇವರು ಒಂದು ಮಾಸ್ ಆಗಿ, ಅಂದ್ರೆ ಈ ಹೋರಾಟ ಅನ್ನುವಂಥದ್ದು ಸಾರ್ವತ್ರಿಕ ಗೊಳಿಸಿದ್ದೇ ತಿಲಕರು. ಯಾಕೆ ಅಂತಂದ್ರೆ ಅವರು ಗೊತ್ತಿತ್ತವರಿಗೆ ಇಲ್ಲಿ ಒಂದೊಂದ್ ಕಡೆ ನಡೆದು ಇದು ಸ್ವಾತಂತ್ರ್ಯ ಅನ್ನುವಂಥದ್ದು ಮುಳ್ಳಿನಿಂದ ಅರಿವೆ ಬಿಡಿಸಿದಂತೆ ಆಗಿತ್ತ ಅಂತ ಕೇಳ್ತೀವಲ್ಲ. ಯಾಕಂದ್ರೆ ಮುಳ್ಳು ಮೇಲೆ ಒಂದು ಸೀರೆ ಹಾಕ್ರೆ ಈ ಕಡೆ ಕಿತ್ಕೊಂಡ್ರೆ ಈ ಕಡೆ ಅಂಟ್ಕೊಂಡಿರತ್ತೆ, ಆ ತರ ಆಗ್ತಿತ್ತು. ಅವಾಗ ಒಗ್ಗೂಡಿಸುವಂತ ಒಂದು
1: ಜನರನ್ನ ಸಭೆಗಳನ್ನ,
0: ಗಣಪತಿ ಉತ್ಸವವನ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ವೀರಭದ್ರ ಉತ್ಸವ ತಂದ್ರು, ಹಂಪಿ ಉತ್ಸವ, ಈ ತರ ಪ್ರದೇಶವಾರು ಉತ್ಸವಗಳನ್ನ ತಂದ್ರು.
1: ಬಹುಶಃ ಬ್ರಿಟಿಷರು ಈ ರೀತಿಯ ಕಾರ್ಯಕ್ರಮಗಳು ಮಾಡ್ತಿದ್ದಾರೆ ಅಂತ ಹೇಳಿದಾಗ ಅವ್ರದ್ದೇನೋ ಒಂದು ಹಬ್ಬಗಳನ್ನ ಆಚರಿಸಿ
0: ಯುವ ಜನರನ್ನ ಸಂಘಟಿಸಬೇಕಿತ್ತು ತಿಲಕರಿಗೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾರೋ ವಯಸ್ಸಾದವರು, ಯಾರೋ ಒಂದಿಷ್ಟು ರಿಟೈರ್ಡ್ ಆದವರು ಮಾಡಿದ್ರೆ ಇದು ಸಾಧ್ಯ ಆಗಲ್ಲ ಅಂತೇಳಿ, ಇವರಿಗೆ ಈ ಒಂದು ಯುವಕರನ್ನ ಒಗ್ಗೂಡಿಸಿದ್ರೆ ಮಾತ್ರ ನಮಗೆ ಸ್ವಾತಂತ್ರ್ಯಕ್ಕೆ ಒಂದು ಸಂಪೂರ್ಣ ಬೆಂಬಲ ಸಿಗತ್ತೆ ಅಂತ ಗಣಪತಿ ಉತ್ಸವವನ್ನ ತಂದ್ರು. ಅವ್ರು ತಂದಿದ್ರಿಂದ ಇವತ್ತು ನೋಡಿ ಈ ಪ್ರದೇಶವಾರು, ಈ ಕಡೆ ಹೋದ್ರೆ ವೀರಭದ್ರ ಉತ್ಸವ, ಈ ಕಡೆ ಹೋದ್ರೆ ನಾವು ಕೊಟ್ಟೂರೇಶ್ವರ ಜಾತ್ರೆ, ಕೊಟ್ಟೂರೇಶ್ವರ ಜಾತ್ರೆಯಲ್ಲಿ ಕೋಟಿಗಟ್ಟಲೆ ಜನ ಬರ್ತಾರೆ. ಈ ಕಡೆ ದರ್ಗಾ ಉರುಸ್ಗಳಲ್ಲಿ ಬಂದರೆ

0: ಅಲ್ಲಿ ಉರುಸ್ಗಳಲ್ಲಿ ಜನ ಸೇರ್ತಾರೆ, ಸಂತರು ಈ ಕಡೆ ಶರಣರು ಇರೋ ಕಡೆ ಅಲ್ಲಿ ಜಾತ್ರೆಗಳು ನಡೆಯುತ್ತೆ. ಇವೆಲ್ಲವೂ ಇವತ್ತು ಉತ್ಸವಗಳಾಗಿ ಕರ್ನಾಟಕದ ಒಂದು ಸಂಸ್ಕೃತಿಯನ್ನ ಎತ್ತಿ ಹಿಡಿಯಕ್ಕೆ ಇವತ್ತು ನಾವು ಸಂಭ್ರಮಗಳು ನಮ್ಗೆ ತುಂಬಾ ಇಂಪಾರ್ಟೆಂಟ್.
1: ಮೇಡಮ್, ಅದು ಜನ ಸೇರಿದಾಗ ಬ್ರಿಟಿಷರು ಅದನ್ನ ಅಪೋಸ್ ಮಾಡ್ತಿರ್ಲಿಲ್ಲ?
0: ಮಾಡ್ತಿದ್ರು. ಇವರು ಧಾರ್ಮಿಕವಾಗಿ ಇದನ್ನ ತಗೊಂತಿದ್ರು. ಈಗ ಈ ಸಂಭ್ರಮಗಳನ್ನ ಏನಂತಂದ್ರೆ ಧಾರ್ಮಿಕವಾಗಿ ಇದಕ್ಕೆ ಟಚ್ ಕೊಟ್ಟಾಗ ಬ್ರಿಟಿಷರಿಗೆ ಏನೋ ಜಾತ್ರೆ. ಅದಕ್ಕೆ ನೋಡ್ರಿ ಜಲಿಯನ್ ವಾಲಾಬಾಗ್ ದುರಂತ ನಾವಿಲ್ಲಿ ತುಂಬಾ ದುಃಖದಿಂದ ನೆನ್ಪು ಮಾಡ್ಕೊಳ್ಬೇಕು. ಇದೇ ತರದ ಒಂದು ಸಂಭ್ರಮಕ್ಕೆ ಅವ್ರು ಸೇರಿದ್ದು, ಬ್ರಿಟಿಷರು ಅದನ್ನ ತಪ್ಪು ತಿಳ್ಕೊಂಡ್ರು. ಇವ್ರು ಏನೋ ಮಾಡ್ತಿದ್ದಾರೆ ಅಂತ ಹೇಳಿ ಸಭೆ ಸೇರಿದ್ದಾರೆ ಅನ್ನೋ ಕಾರಣಕ್ಕೆ ಅವರಿಗೆ ಸಾಮೂಹಿಕವಾಗಿ ಹತ್ಯೆ ಮಾಡಿದ್ರು. ಈ ತರದ್ದು ಬಹಳಷ್ಟು ಘಟನೆಗಳು ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ. ಪ್ರತಿ ಈಸೂರು ನಾವು ದೂರ ಹೋಗೋದೇ ಬೇಡ, ಪಕ್ಕದೇ ಈಸೂರಲ್ಲಿ ನೋಡಿ ಈಸೂರು ದುರಂತ.
1: ನಮ್ಮ ಕಾರ್ಯಕ್ರಮದ ನಂತರ 12 to 1 o'clock ತನಕ ಈಸೂರಿನ ಹೋರಾಟದ ಬಗ್ಗೆನೇ ಮಹಾಲಕ್ಷ್ಮಿ ಅವರು ಮತ್ತೆ
0: ಖಂಡಿತ ಅದಕ್ಕೆ ಮಾತಾಡ್ತಿದ್ದಾರೆ. ಹೌದು,
1: ಅಲ್ಲ ಅಂದ್ರೆ ಈಸೂರು ಕೂಡ ತನ್ನ ಸ್ವತಂತ್ರ ಹಳ್ಳಿ ಅಂತ ಹೇಳಿ ಈಗ ಸ್ವತಂತ್ರ.
0: ಮೊದಲನೆಯ ನಾವು ಶಿವಮೊಗ್ಗದ ಜನತೆ ತುಂಬಾ ಹೆಮ್ಮೆ ಪಡಬೇಕು. ಈಗ ಈಗ ವಾಟ್ಸಪ್ ಅಲ್ಲಿ ಎಲ್ಲ ನೋಡ್ತೀರಿ ನೋಡಿ, 19th century ಹೆಣ್ಮಕ್ಳು ಯಾಕೆ ಸ್ಟ್ರಾಂಗ್ ಅಂತ ಅಂತಂದ್ರೆ ಎಲ್ಲದನ್ನ ನೋಡ್ಬಿಟ್ಟು ಏನು ಲಾಕ್ಡೌನ್ ಆಯ್ತು, ಜಂಜಿದ್ದು ಇದು ಆಯ್ತು, ಯಾಕೆ ನಾವು ಹಂಗಾಗಿ ಇವತ್ತು ಸ್ಟ್ರಾಂಗ್ ಅನ್ನೋಂಥ ಕಾನ್ಸೆಪ್ಟಲ್ಲಿ ನಾವು ಶಿವಮೊಗ್ಗದವರು ಯಾಕೆ ನಮ್ಗೆ ಹೆಮ್ಮೆ ಪಡ್ಬೇಕು? ನಾವು ಭಾರತೀಯರಾಗಿದ್ದಕ್ಕೆ ಒಂದು ಹೆಮ್ಮೆ, ಕನ್ನಡಿಗರಾಗಿದ್ದಕ್ಕೆ ಇನ್ನೊಂದು ಹೆಮ್ಮೆ, ಶಿವಮೊಗ್ಗದವರು ಆಗಿದ್ದಕ್ಕೆ ಮತ್ತೊಂದು ಹೆಮ್ಮೆ ಯಾಕೆ ಪಡ್ಕೊಳ್ಬೇಕು ನಾವು ಅಂತಂದರೆ, ಶಿವಮೊಗ್ಗ ಶಿವನ ಮುಖದಿಂದ ಬಂದಿರುವಂಥದ್ದು. ಇಲ್ಲಿ ನೋಡಿ ನಿಮಗೆ ಸಾಧುಗಳು, ಸಂತರು, ಸೂಫಿಗಳು, ಶರಣರು ಎಲ್ಲರ ಒಂದು
1: ನಾಡು.
0: ಇಲ್ಲಿ ನೀವು ಯಾರು ಇಂಥವ್ರು ಇಲ್ಲ ಅಂತಿಲ್ಲ. ಸೂಫಿ ಸಂತರು ಎಷ್ಟಿದ್ದಾರೋ ಅಷ್ಟೇ ಸಾಧುಗಳಿದ್ದಾರೆ, ಸಂತರಿದ್ದಾರೆ, ಶರಣರಿದ್ದಾರೆ. ಅಕ್ಕ ಮಹಾದೇವಿಯವರಕ್ಕಿಂತ ದೊಡ್ಡ ಮಹಿಳೆಗೆ ಉದಾಹರಣೆ ನಮಗೆ ಬೇಡ. ಹಾಗೆ ಪ್ರಗತಿಪರ ಚಿಂತಕರಿದ್ದಾರೆ. ಶಿವಮೊಗ್ಗದಲ್ಲೇ ಅನೇಕ ಹೋರಾಟಗಳು ಹುಟ್ಟಿದ್ದು, ಕಾಗಡು ಚಳುವಳಿ, ಉಳುವವನೇ ಭೂ ಒಡೆಯ ಪ್ರಾರಂಭ ಆಗಿದ್ದು ಇಲ್ಲಿ, ಕಾಗಡು ಚಳುವಳಿ ಪ್ರಾರಂಭ ಆಗಿದ್ದು ಇಲ್ಲಿ. ಇವತ್ತಿಗೂ ನೋಡಿ ಎಷ್ಟೊಂದು ಜನ ತರದೇನಾದ್ರೂ ಒಂದು ತೊಂದರೆ ಆಗ್ತಿದೆ ಅಂದ್ರೆ ಬಸವರಾಜಪ್ಪ ಇದ್ದಾರೆ, ರೈತ ಮುಖಂಡರು. ಹೀಗೆ ಇತ್ತೀಚೆಗೆ ದಿನಗಳಲ್ಲಿ ಅಂತವ್ರು ನೂರಾರು ಜನರನ್ನ ನಾವಿಲ್ಲಿ
1: ಶಿವಮೊಗ್ಗವನ್ನ ನೆನ್ಪು ಮಾಡ್ಕೋಬೇಕು. ಹಾಗೆ ನಮ್ಮ ಹೆಮ್ಮೆಯ ಶಿವಮೊಗ್ಗ
0: ಅಂತ ಹೇಳ್ಬೇಕು.
1: ಮತ್ತೊಂದು ತಾಲೂಕುಗಳು ಕೂಡ ಹೋರಾಟದಲ್ಲೇ
0: ಇದೆ. ತೀರ್ಥಹಳ್ಳಿ, ನಾನು ಬೇಸಿಕಲಿ ತೀರ್ಥಹಳ್ಳಿಯವಳು. ತೀರ್ಥಹಳ್ಳಿಯ ನಾವು ಹೋರಾಟದ ಹಾದಿಗಳನ್ನ ನೋಡಿದಾಗ ಆ ಊರಲ್ಲಿ ಎಷ್ಟೊಂದು ಗಾಂಧಿಯವರು ಬಂದಿದ್ರು ತೀರ್ಥಹಳ್ಳಿಗೆ, ಅವರ ಪತ್ನಿ ಸಮೇತ ಇಲ್ಲಿ. ಯಾಕೆ ನಾನು ನೆಕ್ಸ್ಟ್ ನೀವು ಪತ್ರಿಕೆಗಳಾದ್ಮೇಲೆ ಹೆಣ್ಮಕ್ಳದ್ದು ಪತ್ರಿಕೆಗಳಾದ್ಮೇಲೆ ಹೆಣ್ಮಕ್ಳ ಒಂದು ಇದನ್ನ ಸ್ವಲ್ಪ
1: ಗಾಂಧೀಜಿ ಅಷ್ಟೇ
0: ಸ್ವಲ್ಪನಾದ್ರೂ ಹೆಣ್ಮಕ್ಳ ಬಗ್ಗೆ ಮಾತಾಡ್ಲೇಬೇಕು. ಯಾಕೆ ಅಂತಂದ್ರೆ, ನಾನು ಒಂದು ವಿಧವಾ ಹೆಣ್ಮಕ್ಳು ಹೇಳಿದೆ, ಇನ್ನೊಂದು ಸಮಾಜದಲ್ಲಿ ಒಂದು ನಿಕೃಷ್ಟವಾಗಿ ಕಾಣುವಂತ ಒಂದು ವರ್ಗ ಇತ್ತು, ದಾಸಿಯರು. ಅಂದ್ರೆ ಎಲ್ಲರೂ ಅವ್ರ ಮನೆಗೆ ಹೋಗ್ತಿದ್ದಿಲ್ಲ, ಒಂದು ವರ್ಗ. ಅದನ್ನ ನಾವು ಇವತ್ತು ಯಾವ ಹೆಸರಲ್ಲೂ ಕರಿಬಾರ್ದು. ಯಾಕೆಂತಂದ್ರೆ ನಮ್ಗೆ ಅವರ ಅದು ಆ ದೇವದಾಸಿ ಪದ್ಧತಿ ಬೇರೆ, ಒಂದು ಅದಕ್ಕೆ ನಾವು ವೇಷ್ಯರು ಅಂತ ಅದನ್ನ ಕರಿಬಾರ್ದು. ನಾನು ಖಂಡಿತ ಇದರಲ್ಲಿ ಕರಿಯಲ್ಲ, ಯಾಕಂತಂದ್ರೆ ಇವತ್ತು ಅವ್ರ ಕೊಡುಗೆ ನಮ್ಗೆ ಅವರ ಕೊಡುಗೆ ತುಂಬಾ ಇದೆ. ಇವತ್ತು ನೋಡಿ ಶಾಂತಿ ಸಾಗರ ಸುಳೆಕೆರೆ ಅಂತ ಕರಿತೀವಿ, ಆ ಶಾಂತಿ ಸಾಗರ ಕೆರೆಯಿಂದ ಇಡೀ ಜನ ಬದುಕು ಕಟ್ಕೊಂಡಿದ್ದಾರೆ. ಅದೇ ತರ ಅಂತ ಅನೇಕ ಕೆರೆಗಳನ್ನ ನಾವು ಇತಿಹಾಸದಲ್ಲಿ ನೋಡ್ತೀವಿ, ಮತ್ತೆ ಹಿಂಗೆ ಬೇರೆ ಸಂದರ್ಭದಲ್ಲಿ ನೆನ್ಪು ಮಾಡ್ಕೋತೀವಿ. ಇವ್ರ ಕೊಡುಗೆ ನನಗೆ ತುಂಬಾ ಕಾಣ್ತಿತ್ತು. ಯಾಕೆ ಅಂತಂದ್ರೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಅವ್ರ ಮನೆಗೆ ಎಲ್ಲರೂ ಹೋಗ್ತಿದ್ದಿಲ್ಲ. ಅವರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಅನ್ನ ನೀರು ಕೊಟ್ಟು ಕಾಪಾಡಿದಂಥವ್ರು, ಹೋರಾಟ ಮಾಡ್ತಿದ್ದಂಥವ್ರಿಗೆ ಬ್ರಿಟಿಷರಿಂದ ಉಳಿಸಿದಂಥವ್ರು, ಕೊಡ್ಪನ ಹಿಡ್ಕೊಂಡು ಒಂದು ಕತೆ ನಾನು ಓದಿದ ನೆನಪಿದೆ. ಅಂತ ಹೆಣ್ಮಕ್ಳು, ವೇಷ ಹೆಣ್ಮಕ್ಳು ಕೊಡ್ಪನ ಹಿಡ್ಕೊಂಡು ದಾರಿ ತಪ್ಪಿಸಿದಂತಹ ಉದಾಹರಣೆಗಳು ಕೂಡ ಲಿಖಿತ ದಾಖಲೆಗಳಲ್ಲಿ ನಮ್ಗೆ ಸಿಕ್ಕಿದೆ. ಯಾಕಂತಂದ್ರೆ ಅವರ ಕೊಡುಗೆ ಕೂಡ ಈ ಸಂದರ್ಭದಲ್ಲಿ ನಾವು ಯಾರನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಯಾಕೆ ಅಂದ್ರೆ ಸ್ವಾತಂತ್ರ್ಯ ಹೋರಾಟ ಒಂದು ಸಾಸಿವೆ ಕಾಳಿನಷ್ಟು ಯಾರ್ದಾದ್ರೂ ಒಂದು ಇದು ಇತ್ತು, ಅವಶ್ಯ ಪಾತ್ರ ಇತ್ತು ಅಂದ್ರೆ ಅವರನ್ನು ನಾವು ನೆನ್ಪು ಮಾಡ್ಕೊಳ್ಬೇಕು, ವಿದ್ಯಾರ್ಥಿಗಳನ್ನ ನೆನ್ಪು ಮಾಡ್ಕೊಳ್ಬೇಕು. ನಿಮ್ಗೆ ಪತ್ರಾಗಾರ ಇಲಾಖೆ ಅಂತ ಗೊತ್ತಿದೆ ಅನ್ಸುತ್ತೆ, ಆರ್ಕೈವ್ಸ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ.

0: ಅದರಲ್ಲಿ ಅನೇಕ ನಮ್ಮ ಕರ್ನಾಟಕದ ಪತ್ರಾಗಾರ ಇಲಾಖೆಯವರು ಇವತ್ತು ಇಂತಹ ಅನೇಕ 120 ಈ ವಿಷಯಗಳನ್ನ ಆಡಿಯೋ ಮುಖಾಂತರ ಬಿತ್ತರಿಸಿದ್ದಾರೆ. ನಿಮ್ಗೆ ಸಂದರ್ಭ ಬಂದ್ರೆ ನೀವು ಕೇಳ್ರಿ. ಮತ್ತೆ ನಾನು ಕೇಳ್ತಿರುವಂತ ಎಲ್ಲ ಜನರಿಗೆ ಕೇಳುಗರಿಗೆ ಹೇಳೋದು, ಆರ್ಕೈವ್ಸ್ ಪತ್ರಾಗಾರ ಇಲಾಖೆ ಸ್ವಾತಂತ್ರ್ಯದ ಸ್ಮೃತಿಗಳು ಅದರಲ್ಲಿ ತುಂಬಾ ಎಂಟ್ರಿ ಆಗಿದೆ. ಬಹಳಷ್ಟು ಜನ ಮಿಥಿಕ್ ಸೊಸೈಟಿ ಕೆಲಸ ಮಾಡಿತ್ತಿತ್ತು ಅವಾಗ. ಇವೆಲ್ಲವೂ ನಾವು ಮಹಿಳೆಯರ ಪಾತ್ರ ಅಂತ ಬಂದಾಗ ಅಂತಹ ಹೆಣ್ಮಕ್ಳನ್ನ ಎಲ್ಲ ಹೆಣ್ಮಕ್ಳು ಸ್ವಾತಂತ್ರ್ಯ ಹೋರಾಟದಲ್ಲಿ ಯಶೋಧರಪ್ಪ ದಾಸಪ್ಪ ಅವರು, ಬಳ್ಳಾರಿ ಸಿದ್ದಮ್ಮ ಅವರು, ಹಂಗೆ ನಾವು ಕಸ್ತೂರಬಾ ಗಾಂಧಿಯವ್ರನ್ನ, ಅನಿಬೆ ಸೆಂಟ್ರು, ಇಂಥ ಬಹಳಷ್ಟು ಜನರನ್ನ, ನೂರಾರು ಜನರನ್ನ ಮುಂಚೂಣಿಯಲ್ಲಿ ನೆನ್ಪು ಮಾಡ್ಕೋತೀವಲ್ಲ. ಮುಂಚೂಣಿಯಲ್ಲಿ ಇಲ್ಲದೆ ಇರುವಂತಹ ಸಾವಿರಾರು
1: ಹೆಣ್ಮಕ್ಳು
0: ಸೈಮನ್ನು ಕರ್ನಾಟಕಕ್ಕೆ ಬಂದಾಗ ಮೂಲೆ ಮೂಲೆ ಹೆಣ್ಮಕ್ಳು ಪರಕೆ ಹಿಡ್ಕೊಂಡು ಸೈಮನ್ ಗೋಬ್ಯಾಕ್ ಅಂತ ಹೇಳಿದ್ರಂತೆ. ಅವ್ರಿಗೆ ಗೊತ್ತಿಲ್ಲ ಏನ್ ನಡೀತಿದೆ ಅಂತ. ಆದ್ರೂ ಅನಕ್ಷರಸ್ಥ ಹೆಣ್ಮಕ್ಳು, ಹಳ್ಳಿಗಾಡಿನ ರೈತ ಹೆಣ್ಮಕ್ಳು, ಕೂಲಿ ಕೆಲಸದ ಹೆಣ್ಮಕ್ಳು, ಸೈಮನ್ ನೀನ್ ಬಿಟ್ಟು ಹೋಗು, ನೀನ್ ಇಲ್ಲಿಗೆ ಬೇಡ, ನಿನ್ನ ಆದೇಶಗಳು ನಾವು ರಿಸೀವ್ ಮಾಡ್ಕೊಳ್ಳಲ್ಲ ಅಂತ ತಮ್ಮ ಕೈಯಲ್ಲಿದ್ದಂತಹ ಪರ್ಕೆಯನ್ನ ಎತ್ತಿಟ್ಟು ಅವರಿಗೆ ವಿರೋಧ ವ್ಯಕ್ತಪಡಿಸಿದಂತ ಅನೇಕ ಉದಾಹರಣೆಗಳು ನಮ್ಮಲ್ಲಿ ಇದೆ. ಹಾಗಾಗಿ ಪ್ರತಿ ಹಳ್ಳಿಯ ಹೆಣ್ಮಗಳು, ಪ್ರತಿ ಊರಿನ ಹೆಣ್ಮಗಳು ಇವರೆಲ್ಲರೂ. ಆಮೇಲೆ ಗಾಂಧಿ ಇಲ್ಲಿಗೆ ಬಂದಾಗ ಕರ್ನಾಟಕಕ್ಕೆ, ಅದರಲ್ಲೂ ತೀರ್ಥಹಳ್ಳಿ ಬಗ್ಗೆ ಮಾತಾಡ್ತಾ ಅಲ್ಲಿಗೆ ನಿಲ್ಸಿದ್ದೆ. ಗಾಂಧಿ ಬಂದಾಗ ಶಿವಮೊಗ್ಗದಿಂದ ಬಹಳಷ್ಟು ಹೆಣ್ಮಕ್ಳು ತಮ್ಮ ತಮ್ಮ ಸ್ವಂತ ಚಿನ್ನವನ್ನ ತೆಗೆದು ದಾನ ಮಾಡಿದಂತ ಅನೇಕ ಉಲ್ಲೇಖಗಳು. ಹೋರಾಟಕ್ಕೆ ಹೆಣ್ಮಕ್ಳಿಗೆ ಚಿನ್ನ ಅಂದ್ರೆ ಜೀವ ಜೀವ ಇಲ್ದಿರ ಬದುಕಲ್ಲ. ಅಂಥದ್ರಲ್ಲೂ ತಾನು ಧರಿಸಿದಂತಹ ಚಿನ್ನವನ್ನ ಸ್ವಾತಂತ್ರ್ಯ ಹೋರಾಟಕ್ಕೆ ವಿನಿಯೋಗಿಸ್ಕೊಳ್ಳಿ ಅಂತ ತೆಗೆದು ಕೊಟ್ರಲ್ಲ, ಅದಕ್ಕಿಂತ ದೊಡ್ಡ ತ್ಯಾಗ ಬೇರೊಂದಿಲ್ಲ ಅಂತ. ಮಕ್ಕಳನ್ನ ಬಿಟ್ಕೊಟ್ರಲ್ಲ, ಮಕ್ಕಳನ್ನ ತಗೊಂಡು ಹೋಗ್ರಿ ನೀವು ಅಂತ. ತಾಯಿ ಒಂದು ಹೋರಾಟದಲ್ಲಿ ಒಂದು ಮಗುನ ಬಿಟ್ಕೊಟ್ಟಿದಂತ ಅದಕ್ಕಿಂತ ದೊಡ್ಡ ತ್ಯಾಗ.
1: ತಾಯಿಯರ
0: ಸ್ಮರಣೆ ಇವತ್ತು ನಮಗೆ ತುಂಬಾ ಸಂತೋಷದ ದಿನ. ಅಂತ ಹೆಣ್ಮಕ್ಳು ನೂರಾರು ಜನ ಇದ್ದಾರೆ. ನಾವು ಕೆಲವರು ಅಷ್ಟು ಹೆಸರು,
1: ಸತ್ಯಾಗ್ರಹದಲ್ಲಿ ಯಶೋಧಮ್ಮ
0: ದಾಸಪ್ಪ ಅವರು, ಬಳ್ಳಾರಿ ಸಿದ್ದಮ್ಮ,
1: ಇವರೆಲ್ಲ ಗಾಂಧೀಜಿ ಅವರ ಒಂದು ಪ್ರೇರಣೆಯಿಂದ, ಸ್ಫೂರ್ತಿಯಿಂದ.
0: ಆಮೇಲೆ ನಾವು ಫಸ್ಟು ಒಬ್ಬರು ಹೆಣ್ಮಗಳು, ಅವರ ಹೆಸರು ನನಗೆ ನೆನಪಾಗ್ತಿಲ್ಲ, ಆದರೆ ಫಸ್ಟಿಗೆ ಸೆಂಟ್ರಲ್ ಕಾಲೇಜಿನ ಬೆಂಗಳೂರಲ್ಲಿ ಈ ಇದು ಅಂಬೇಡ್ಕರ್ ಮತ್ತು ಗಾಂಧಿ 1930 ನಂತರ 30 ನಂತರ ದುಂಡುಸೆ ಮೇಜಿನ ಸಭೆಗಳೆಲ್ಲ ಆದಾಗ ಹೆಣ್ಮಕ್ಳು ಇದು ಪಾತ್ರ ಬರೋದು ಜಾಸ್ತಿ ಆಯಿತು. ಅದರಲ್ಲಿ ಒಂದು ಹೆಣ್ಮಗಳು ಅವರು ಪಾದಾರ್ಪಣೆಯಿಂದ ಇಡೀ ಇದರಲ್ಲಿ ಹೆಣ್ಮಕ್ಳನ್ನ ಕರ್ಕೊಳ್ತಿರ್ಲಿಲ್ಲ ಅಂತೆ ಹೋರಾಟಕ್ಕೆ. ಯಾಕಂದ್ರೆ ನೂರಾರು ಗಂಡಸರು ಇರಬೇಕಾದ್ರೆ ಹೆಣ್ಮಕ್ಳು ಬಂದ್ರೆ ಸರಿಯಾಗತ್ತೋ ಇಲ್ಲೋ ಅನ್ನೋ ಒಂದು ಆತಂಕದಿಂದ ಈ ಹೆಣ್ಮಕ್ಳು ನಾವ್ ಯಾಕೆ ಮಾಡಬಾರ್ದು ಅಂತ, ಹೋರಾಟ ಮಾಡಬಾರ್ದು ಅಂತ ಕೆಚ್ಚೆದೆಯಿಂದ ನಿಂತು ಅವರಿಂದ ನೂರಾರು ಹೆಣ್ಮಕ್ಳು ಬಂದ್ರು. ಇಲ್ಲಿ ನೀವು ಕರಸ ನಿರಾಕರಣೆ, ಅರಣ್ಯ ಸತ್ಯಾಗ್ರಹ, ಪಿಕೆಟಿಂಗ್ ಇದು ಇದರಲ್ಲಿ, ಆಮೇಲೆ ಉಪ್ಪಿನ ಸತ್ಯಾಗ್ರಹದಲ್ಲಿ ತಂಡೋಪದಂಡವಾಗಿ ಗಾಂಧಿಯಿಂದೆ ನೋಡ್ರಿ ಎಷ್ಟೊಂದು ಜನ ಕೆಲವೆಲ್ಲ ಬಾರದಲ್ಲಿ ಸತ್ಯಾಗ್ರಹ ಅಂತದ್ರಲ್ಲೆಲ್ಲ ನೋಡ್ತೀವಲ್ಲ. ಇದು ಹೆಣ್ಮಕ್ಳು
1: ಗಾಂಧೀಜಿಯವರು ಬಂದ ನಂತರನೇ ಅದರ ತೀವ್ರತೆ ಜಾಸ್ತಿ ಆಯಿತು. ತುಂಬಾ ಜನ ಭಾಗವಹಿಸಿದ್ರು, ಭಾಷಣದಿಂದ ಇರ್ಬೋದು. ಅವರು ಒಂದ್ ವಾರ ಬೃಂದಾವನ ಹೋಟೆಲ್ ಉಳ್ಕೊಳ್ತಾರೆ
0: ಇದ್ರು ನಿಜ.
1: ಅವ್ರ ನೆನಪಿಗೆ ಎರಡು ತೆಂಗಿನ
0: ಮರಗಳನ್ನ
1: ನೆಟ್ಟಿದ್ರು ಗಾಂಧಿಯವರು
0: ನೆಟ್ಟಿದ್ರು. ಹೌದು ನಿಜ. ಅಂತವೆಲ್ಲ ಎಷ್ಟು ನಮ್ ರಾಮಣ್ಣ ಶೆಟ್ಟಿ ಪಾರ್ಕ್, ಆನಂತರ ನಾವು ಗಾಂಧಿ ಬಜಾರ್ ಅನ್ನ
1: ಗಾಂಧಿ
0: ಬಜಾರ್ ಅಂತ ಹೆಸರು ಬಂದಿದೆ. ಗಾಂಧಿ ಬಜಾರ್ ಅಂತ ಹೆಸರು ಬರಕ್ಕೆ ಇನ್ನೊಂದು ಕಾರಣ, ಅಲ್ಲಿ ವರ್ತಕರು ವ್ಯಾಪಾರಿಗಳು ಜಾಸ್ತಿ. ವ್ಯಾಪಾರಿಗಳು ಇವತ್ತು ನಾವು ಬೇರೆ ಬೇರೆ ಕಾರಣಕ್ಕೆ ಆ ತರ ಈ ತರ ಅಂತ ಹೇಳ್ತೀವಿ, ಇವತ್ತು ಆ ವ್ಯಾಪಾರಿ ವರ್ಗದವರ ಕೊಡುಗೆ ತುಂಬಾ ಇತ್ತು. ದಾನವಾಗಿ ಕೊಡ್ತಾ ಇದ್ರು. ಎಷ್ಟೋ ಜನ ತೆಂಗಿನಕಾಯಿ ಕೊಟ್ಟಿರುವ ಉಲ್ಲೇಖಗಳಿದೆ. ಆಹಾರ ಬೇಕಲ್ಲ, ನಾವು ಆ ಹಿಂದೆನು ನನ್ನ ಅನಾಥಾಶ್ರಮ ನಡೆಸಿದ್ದಕ್ಕೆ ಇದಾಯ್ತು. ಆ ತರ ತುಂಬಾ ಜನ ಸೆರೆಮನೆಗೆ ಹೋದಾಗ ಇಲ್ಲಿ ಕಾಪಾಡ್ಬೇಕಿತ್ತಲ್ಲ ಜನರನ್ನ, ಉಳಿದವ್ರನ್ನ ನೋಡ್ಕೊಳ್ಬೇಕಿತ್ತು. ಕರಪತ್ರದಲ್ಲಿ ಒಂದು ಅಂಶ ಅವಾಗ ಹೇಳ್ಬೇಕಿತ್ತು, ಒಂದು ಉಲ್ಲೇಖ ಇತ್ತು ಏನಂತಂದ್ರೆ, ನಾ ಕರಪತ್ರವನ್ನು ಓದಿರೋದ್ರಲ್ಲಿ, ನಮ್ಮನೆ ಗಂಡಸ್ರೆಲ್ಲ ಜೈಲಲ್ಲಿ ಇರ್ಬೇಕಾದ್ರೆ ನಾವ್ ಯಾಕೆ ಇಲ್ಲಿ ಮೀನ್ ಸಾರು ಕಡುಬು ಮಾಡಿ ಉಂಬದು, ಬೇಡ ಕುಂದಾಪುರ ಸೈಡ್ ಸಿರ್ಸಿ ಸಿದ್ದಾಪುರದವರು ಒಂದ್ ಕಡೆ ಉಲ್ಲೇಖ ಅದು. ಯಾಕೆ ಅಂದ್ರೆ ಅವ್ರು ಬರತ್ ತನಕ ನಾವು ಕೂಡ ಮೀನ್ ಸಾರು ಕಡುಬು ಮಾಡಿ ಉಂಬದು ಬೇಡ, ಅವ್ರು ಬರತ್ ತನಕ ಸಾದ ಏನ್ ಸಿಗತ್ತೋ ಗಂಜಿ ಉಂಡಿರನ, ಆ ತರ ತ್ಯಾಗ ನೋಡ್ರಿ ಆಹಾರದಲ್ಲಿ ತ್ಯಾಗ ಮಾಡಿದ್ರು. ಚಿನ್ನ ತ್ಯಾಗ ಮಾಡಿದ್ರು, ಮಕ್ಕಳನ್ನ ತ್ಯಾಗ ಮಾಡಿದ್ರು, ಇವತ್ತು ಗಂಡ ಬರೋದು ಸ್ವಲ್ಪ ಲೇಟ್ ಆದ್ರೆ ಚೆನ್ನಾಗಿ ತಿಂದುಂಡು ಮಲಗ್ಬಿಡ್ತೀವಿ. ಎಷ್ಟು ನೋಡ್ರಿ ತ್ಯಾಗ ಬಲಿದಾನ, ಮಕ್ಕಳನ್ನ ಪಕ್ಕದ ಮನೆಯವ್ರಿಗೆ
1: ಕೊತ್ತಷ್ಟು ಸುಲಭ ಅಲ್ಲ. ಅದೆಲ್ಲವನ್ನ ನಾವು ಈಗ ದಾನ ಮಾಡ್ತಿದೀವಿ ಅಂತ ಹೇಳಿದ್ರೆ ಅವರ ಮನಸ್ಥಿತಿ ಎಷ್ಟಿತ್ತು,
0: ದೇಶಾಭಿಮಾನ ಇಲ್ಲಿ ತುಂಬಾ ಬೇಕಾಗಿರೋದು. ದೇಶಾಭಿಮಾನ ಕಿಚ್ಚು, ನಾವು ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕ್ತಾ ಇದೀವಿ, ಧುಮುಕಿದೀವಿ, ಹೋರಾಟ ಮಾಡ್ತಿದೀವಿ, ಒಂದೇ ಅನ್ನುವಂತಹ ಕಾನ್ಸೆಪ್ಟ್ ಇಲ್ಲಿ ಯಾರು ಪಕ್ಕದ. ಇವಾಗ ನಾವು ಕೊತ್ತಂಬರಿ ಸೊಪ್ಪು ತರಕ್ಕ ಮಗುಗೆ ಹೇಳ್ತೀವಿ ಅಂದ್ರೆ ಅವ್ರ ಅಮ್ಮ ಹೇಳ್ಕೊಂಡ್ ಬಂದು ಒಳಗ್ ಕೂರ್ಸತ್, ನೀನೇನಕ್ ತರ್ಬೇಕು ಕೊತ್ತಂಬರಿ ಸೊಪ್ಪು ಅಂತ. ಅವಾಗ ಇಡೀ ಪ್ರಾಣಗಳನ್ನೇ ತ್ಯಾಗ ಮಾಡ್ತಿದ್ರಲ್ಲ, ಅದರಲ್ಲಿ ಒಬ್ರು ಹೆಸರು ಗಿರ್ಮಜಿ ಅವರು, ಅವರು ಒಬ್ರು ಹೆಸರನ್ನ ಇದು ಮಾಡ್ಕೊತಾರೆ, ತುಂಬ ನೆನ್ಪು ಮಾಡ್ಕೊತಾರೆ ಅಂಥವರಲ್ಲಿ ಬಹಳಷ್ಟು ಜನ. ಅಂದರೆ ತ್ಯಾಗ ಬಲಿದಾನದಲ್ಲಿ ನಾವು ಅನೇಕ ಜನರನ್ನ ನೋಡ್ತೀವಿ ಬಿಡಿ. ಎಷ್ಟೊಂದು ಹೆಸರುಗಳು, ನೂರಾರು ಸಾವಿರಾರು ಹೆಸರುಗಳು ನಮ್ಗೆ ಕಮ್ಮಿನೇ.
1: ಪತ್ರಿಕೆಗಳ ಜೊತೆಗೂ ಮೇಡಮ್, ಪತ್ರಿಕೆಗಳಲ್ಲಿ ಈ ರೀತಿ ಸುದ್ದಿಗಳು ಬರ್ತಿದೆ ಅಂತ ಹೇಳಿದಾಗ ಎಷ್ಟೋ ಪತ್ರಿಕೆಗಳನ್ನ ಬ್ಯಾನ್ ಮಾಡ್ತಾರೆ, ಅವರ ಸಂಪಾದಕರನ್ನ ಕಾರಾಗೃಹಕ್ಕೆ ಹಾಕ್ತಾರೆ. ಅಷ್ಟೆಲ್ಲ ಶಿಕ್ಷೆಗಳನ್ನ ಕೊಟ್ಟರು ಕೂಡ ನಾವು ಪತ್ರಿಕೆಗಳ ಮೂಲಕ ಇರ್ಬೋದು, ಕರಪತ್ರದ ಮೂಲಕ ಇರ್ಬೋದು, ಸ್ವತಂತ್ರದ ಕಿಚ್ಚನ್ನ ಹಚ್ಚಿಸ್ಬೇಕು ಅನ್ನುವಂತಹ ನಮ್ಮ ಭಾರತೀಯರ ಆ ಒಂದು ಪ್ರೀತಿ, ಆ ದೇಶ ಪ್ರೇಮ ಇದೆಯಲ್ಲ, ಅದಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಹಾಗೆ ನಾವು ಇದು ಒಂದೇ ದಿನ ಸ್ವಾತಂತ್ರ್ಯ ದಿನಾಚರಣೆ ದಿನ ನೆನಪು ಮಾಡ್ಕೊಳ್ಳೋದಲ್ಲ, ಪ್ರತಿದಿನ ನಮ್ಮ ಇಂದಿನ ಮಕ್ಕಳಿಗೆ ಈ ರೀತಿಯ ಹೋರಾಟಗಾರರ ಜೀವನ ಚರಿತ್ರೆಯನ್ನ ಹೇಳ್ಬೇಕು. ಈ ಕಥೆಗಳನ್ನ ನಾವು ಯಾವ್ಯಾವ್ದೋ ಕಥೆಗಳಂತ ಹೇಳ್ತೀವಿ, ಈ ಪ್ರತಿಯೊಬ್ಬ ಹೋರಾಟಗಾರರ
0: ಅದನ್ನ ನಾವು ಬೇರೆಯವರಿಗೆ ಬಿತ್ತರಿಸಬೇಕು. ಇವತ್ತೇನಾಗಿದೆ ಗೊತ್ತಾ, ತಪ್ಪು ನಮ್ ಎಲ್ಲರದು ಅಂತ ಹೇಳಂಗಿಲ್ಲ, ನಾವೇ ತಿಳಿಸ್ತಾ ಇಲ್ಲಲ್ಲ. ನಾವು ಒಂದ್ ಲೇಖನ ಓದಕ್ಕಾಗ್ತೇವೆ. ನಾವ್ ಇವತ್ ನೋಡಿ, ಈಗಿನಂತೂ ಬಿಡಿ, ಇತ್ತೀಚೆಗೆ ಒಂದ್ ನಾಲ್ಕೈದು ವರ್ಷದಿಂದ ರೀಲ್ಸ್ ಸಂಪ್ರದಾಯ ಬಂದಿದೆ. ಹಿಂಗ್ ನಮಗ್ ಬೇಡ ಅಂದ್ರೆ ದೂಡ್ ಬಿಡೋದು, ಏನ್ ಬರ್ತಿದೆ ಅಂತ. ಆಮೇಲೆ ಏಐ ಬಂದಿದೆ, ಇದರಿಂದ ಎಲ್ಲ ಸುಳ್ಳು ಸತ್ಯ ಎಲ್ಲ ಪ್ರಸರಿಸ್ತಿದೆ. ಆದರೆ ಇದಾಗಬಾರ್ದು ಅಂದರೆ ನಾವು ಓದು ಸಂಸ್ಕೃತಿ ಇಟ್ಕೋಬೇಕು, ಓದಬೇಕು, ಬರೀಬೇಕು. ಇವತ್ತು ಓದು ಬರಹ ಎಷ್ಟು ಪ್ರಮುಖವಾಗಿದೆ ಅಂತಂದರೆ, ಓದು ಬರಹದ ಮೂಲಕವಾಗಿ ಸಮಾಜವನ್ನು ನಾವು ಒಂದು ಸುಸ್ಥಿತಿಗೆ ತರಕ್ಕೆ ಸಾಧ್ಯ ಆಗತ್ತೆ. ಇಲ್ದಿದ್ರೆ ಈ ವಾಟ್ಸಪ್ಪು, ಈ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲವೂ ಅನರ್ಥನೇ ಆಗ್ತಾ ಇರೋದು. ಆದರೂ ಕೂಡ ಒಳ್ಳೆಯದನ್ನು ತಗೊಂಡು ಕೆಟ್ಟದ್ದನ್ನು ಬಿಡುವಂತಹ ರೀತಿಯಲ್ಲಿ ನಾವು ಸ್ವೀಕರಿಸ್ಬೇಕದನ್ನ. ಯಾವುದೇ ಒಂದು ಇದು ಕೆಟ್ಟದ್ದಲ್ಲ, ಅದು ಎಲ್ಲ ನಾವೇನು ತಗೋಬೇಕು ಅದರಲ್ಲಿ ನಾವು ಇರಬೇಕಾಗಿದೆ. ಇವತ್ತು ನಾವು ಮಕ್ಕಳಿಗೆ, ಯುವ ಜನತೆಗೆ ಈ ಸ್ವಾತಂತ್ರ್ಯ ಹೋರಾಟದ ಕಥೆಗಳನ್ನು ಹೇಳಬೇಕು. ಹಿಂದೆ ನೋಡಿ, 7 ವರ್ಷ ಸೈನ್ಸ್ ಹೇಳತ್ತೆ 7 ವರ್ಷದವರೆಗೆ ಮಗುನ ತಂದೆ ತಾಯಿ ಅಪ್ಪುಗೆಲ್ಲಿ ಬೆಳೆಸ್ಬೇಕು ಅಂತ. ಇದು ಪಾಪ 6 ತಿಂಗಳಿಗೆ ಪ್ಲೇ ಹೋಮಿಗೆ ಹಾಕಿ, ಇನ್ ಯಾವ ಅಪ್ಪುಗೆ ಅದಕ್ಕೆ? ಒಂದು ಸೈನ್ಸಲ್ಲಿ ಒಂದು ಇದಿದೆ, 7 ವರ್ಷದವರೆಗೆ ಅಪ್ಪುಗೆಯಲ್ಲಿ ತಂದೆ ತಾಯಿಯ ಒಂದು ಅಪ್ಪುಗೆಯಲ್ಲಿ ಬೆಳೆಸಿದ್ರೆ, ಅಜ್ಜ ಅಜ್ಜಿ ಪ್ರೀತಿ ಆ ಸನಿಹದಲ್ಲಿ ಬೆಳೆಸಿದ್ರೆ, ಮುಂದೆ ಅವನು 70 ವರ್ಷದವರೆಗೆ ಮಾನಸಿಕವಾಗಿ ಸ್ಟ್ರಾಂಗ್ ಇರ್ತಾನೆ ಅಂತ. ಇವತ್ ನೋಡಿ, ವಾರದ ಹಿಂದೆ ನೋಡಿದ್ದು ಸೊಂಡ ನೋವಂತ ಸೂಸೈಡ್ ಮಾಡ್ಕೊಂಡಂತ 9 ವರ್ಷದ ಮಗು.
1: ಅಂದ್ರೆ ನಮ್ಮ ಮಕ್ಕಳನ್ನ ವೀಕ್ ಮಾಡ್ತಾ
0: ಇದ್ದೀವಿ, ಇವತ್
1: ಸ್ಟ್ರಾಂಗ್ ಮಾಡ್ತಾ ಇಲ್ಲ.
0: ಊಟ ಮಾಡಿ ಅಂತ ಹೇಳ್ತಿಲ್ಲ ನಾವು, ನಿಂಗೆ ಇಷ್ಟ ಇಲ್ವಾ ಬ್ರೆಡ್ ತಿನ್ನು, ಅದಿಷ್ಟ ಇಲ್ವಾ ಲಾ ಇದನ್ ತಂದು ಪಾನಿಪುರಿ ತಿಂದ್ವಾ, ನಾವೇ ಕಷ್ಟಪಡ್ತಿಲ್ಲ ತಂದೆ ತಾಯಿ. ಇವತ್ತು ಹೇಗಾಗ್ತಿದೆ, ಇದೊಂದು ದೊಡ್ಡ ಸಬ್ಜೆಕ್ಟ್ ಬಿಡಿ, ಇವತ್ತ ವಿಷಯ ಬೇಡ. ಆದ್ರೆ ನಾವು
1: ಏನು ಸಮಯ ಸಂದಿದ್ದೇ ಗೊತ್ತಾಗ್ಲೇ ಇಲ್ಲ. ಒಂದು ಗಂಟೆ ಕಾರ್ಯಕ್ರಮದಲ್ಲಿ
0: ಮಹಿಳೆಯರ ತ್ಯಾಗ ಬಲಿದಾನ
1: ಬಗ್ಗೆ ಸಾಕಷ್ಟು ವಿಚಾರಗಳನ್ನು,
0: ಶಿವಮೊಗ್ಗ ಜನರಿಗೆ ನಾನು ಪ್ರಣಾಮಗಳನ್ನ ತಿಳಿಸ್ತೀನಿ. ರಾಮಣ್ಣ ಶೆಟ್ಟಿ ಪಾರ್ಕ್ ಮತ್ತೆ ನೆನ್ಪು ಮಾಡ್ಕೋತೀನಿ, ಅನೇಕ ವ್ಯಾಪಾರಸ್ಥರನ್ನ ನೆನ್ಪು ಮಾಡ್ಕೊಳ್ಬೇಕು, ಯಾಕಂದ್ರೆ ಶಿವಮೊಗ್ಗ ವಿಷಯ ಮಾತಾಡಕ್ ಸಿಕ್ಕಿಲ್ಲ ನಮ್ಗೆ. ಕೊರ್ಪಲ್ಲಯ್ಯ ಛತ್ರ ನೆನ್ಪು ಮಾಡ್ಕೋತೀವಿ, ಯಾಕೆ ಅಂತಂದ್ರೆ ಹಾಗೆಲ್ಲ ಅವಲಕ್ಕಿ ಬೆಲ್ಲ ಕೊಟ್ಟು ಕಾಪಾಡಿದ್ರಂತೆ. ಇವತ್ತು ಮಳೆ ಇದು ನೆರೆ ಬಂತು ಅಂದ ತಕ್ಷಣ ಕೆಲವು ಜನರಿಗೆಲ್ಲ ಶಿಫ್ಟ್ ಮಾಡ್ತಾರೆ ಅಲ್ಲಿ, ಆಗ ಆ ಒಂದು ಸಂದರ್ಭ. ಇನ್ನೊಂದು ಒಂದು ವಿಷಯದಲ್ಲಿ ನಾನು ಭದ್ರಾವತಿ ಜನತೆ ಬಗ್ಗೆ ಹೇಳಲೇಬೇಕು, ಯಾಕಂತಂದ್ರೆ ಕಾರ್ಮಿಕರು ಅವರ ಕೊಡುಗೆ ತುಂಬಾ ಭದ್ರಾವತಿಯ VSL ಇದು ವಸಾಹತು ಅಡಿಯಲ್ಲಿ ಭದ್ರಾವತಿಯಲ್ಲಿ ಕೈಗಾರಿಕೆಗಳು ಕಾರ್ಖಾನೆಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ಭದ್ರಾವತಿಯಲ್ಲಿ ಶುರುವಾಯಿತು. ಆಗ ಕಾಲೋನಿಗಳು ಬಂತು. ಈ ಕಾಲೋನಿ ಕಾನ್ಸೆಪ್ಟ್ ಅಲ್ಲಿ ಒಂದು ಸೌಹಾರ್ದಯುತ ಬದುಕು ಬದುಕಕ್ಕೆ ಪ್ರಾರಂಭ ಆಗಿದ್ದು ಕಾಲೋನಿಗಳಲ್ಲಿ. ಯಾವ ಜಾತಿ ನೀತಿ ಎಲ್ಲ ಹೋಗಿ ಆ ಸೌಹಾರ್ದತೆ ಬದುಕ, ಅದ್ರಲ್ಲಿ ಕಾರ್ಮಿಕರ ಸ್ಥಿತಿ ಇದು ತುಂಬಾನೇ ಇಂಪಾರ್ಟೆಂಟ್. ಕಾರ್ಮಿಕರನ್ನು
1: ಮಾಡ್ಕೊಳ್ಳೋಣ,
0: ಸಮಯ ಕಡಿಮೆ ಆಯ್ತು ಆದ್ರೂ ಕೂಡ ಒಂದು ಒಳ್ಳೆಯ
1: ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೇಡಮ್, ಸ್ವಾತಂತ್ರ್ಯ ಹೋರಾಟದ ಹೆಜ್ಜೆ ಗುರುತುಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದೀರಾ. ಅದರಲ್ಲಿಯೂ ಪತ್ರಿಕೆಗಳು ತನ್ನ ಚಾಪ

0: ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕುವೆಂಪು ವಿಶ್ವವಿದ್ಯಾಲಯದ ಇತಿಹಾಸ ಉಪನ್ಯಾಸಕರಾದಂಥ ಡಾಕ್ಟರ್ ಹಸೀನಾ ಕಾದ್ರಿಯವರು ಹಾಗೆ ಪರಿಸರ ಅಧ್ಯಯನ ಕೇಂದ್ರದ ಸಹನವರು ಭಾಗವಹಿಸುವ ಮೂಲಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದಂಥ ಪತ್ರಿಕೆಗಳು ಹೀಗೆಲ್ಲ ಕೆಲಸವನ್ನು ಮಾಡಿತು. ಹಾಗೆ ನಮ್ಮ ಮಾತೆಯರು ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದ್ರು. ಈ ಎಲ್ಲ ಸಮಗ್ರ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರು. ಇವತ್ತಿನ ಸ್ವಾತಂತ್ರ್ಯ ಓಟ ಕಾರ್ಯಕ್ರಮದಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಯಿತು. ನಂತರದಲ್ಲಿ ಈಸೂರು ಹೋರಾಟ, ನಮ್ಮ ಶಿವಮೊಗ್ಗ ಜಿಲ್ಲೆಯ ಹೆಮ್ಮೆಯ ಊರಾದಂಥ ಈಸೂರು ಹೋರಾಟದ ಕುರಿತಾಗಿ, ಈಸೂರು ಸ್ವತಂತ್ರವನ್ನು ಹೇಗೆ ಪಡೆದುಕೊಳ್ತು, ಸ್ವತಂತ್ರ ಗ್ರಾಮ ಅಂಥೇಳಿ ಹೇಗೆಲ್ಲ ಗುರುತಿಸ್ಕೊಳ್ತು. ನಾವೀಗ ಸ್ವತಂತ್ರ ದಿನಾಚರಣೆಯನ್ನು ಈಗ ಆಚರಿಸ್ತಾ ಇದ್ದರೆ, ಅವರು 42ನೇ ಸ್ವತಂತ್ರ ಗ್ರಾಮ ಅನ್ನುವಂಥ ಗ್ರಾಮವನ್ನು ಘೋಷಣೆಯನ್ನು ಮಾಡಿಕೊಡೋಂಥ ಈ ಕೆಚ್ಚೆದೆಯ ಊರಿನ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಆರ್ ಜೆ ಮಹಾಲಕ್ಷ್ಮಿಯವರು ಬರ್ತಾ ಇದ್ದಾರೆ. ಹಾಗೆ ಅವರ ಜೊತೆ ಮುಖ್ಯ ಅತಿಥಿಗಳಾಗಿ ರಂಗಕರ್ಮಿಗಳಾದಂಥ ಕಾಂತೇಶ್ ಕದರ ಮಂಡರಿಗೆ ಅವರು ಕೂಡ ಬರ್ತಾ ಇದ್ದಾರೆ. ಇವರು ಸಾಕಷ್ಟು ವಿಚಾರಗಳನ್ನು ತಿಳಿಸ್ತಾರೆ ಅಂತ ಹೇಳ್ತಾ ಇನ್ನು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನಮ್ಮ ದೇಶ ಹೋರಾಟದ ಕಥೆಗಳ, ಸಂಸ್ಕೃತಿಯ ಬಣ್ಣಗಳ ಮತ್ತು ಸಿಹಿಯಾದ ಸಂಬಂಧಗಳ ದೇಶ. ಈ ಸುಂದರ ಭಾರತಕ್ಕೆ ನಮ್ಮ ಹೃದಯಪೂರ್ವಕ ನಮನ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

0: ಜೊತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ, ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
0: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ನಮ್ಮ ದೇಶ ಹೋರಾಟದ ಕಥೆಗಳ, ಸಂಸ್ಕೃತಿಯ ಬಣ್ಣಗಳ ಮತ್ತು ಸಿಹಿಯಾದ ಸಂಬಂಧಗಳ ದೇಶ. ಈ ಸುಂದರ ಭಾರತಕ್ಕೆ ನಮ್ಮ ಹೃದಯಪೂರ್ವಕ ನಮನ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
1: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸ್ವಾತಂತ್ರ್ಯ ಓಟ ಅನ್ನುವಂಥ ವಿಶೇಷ ಕಾರ್ಯಕ್ರಮ. ಮತ್ತೊಮ್ಮೆ ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನ ತಿಳಿಸ್ತಾ, ಖಂಡಿತವಾಗ್ಲೂ ಸ್ನೇಹಿತರೆ, ಬೆಳಗ್ಗಿಂದ ಸತತವಾಗಿ ಲೈವ್ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಪ್ರೀತಿಯ ಕೇಳುಗರು ನೀವು ಕೂಡ ಭಾಗವಹಿಸ್ತಾ ಇದ್ದೀರಾ. ಹಾಗೆ ಸಾಕಷ್ಟು ವಿಷಯಗಳನ್ನು ನಮ್ಮೆಲ್ಲ RJಗಳು ಕೂಡ ವಿಶೇಷ ಅತಿಥಿಗಳಿಂದ ನಿಮಗೆ ಮಾಹಿತಿಗಳನ್ನು ತಲುಪಿಸ್ತಾ ಇದ್ದಾರೆ. ನಾ ಬೆಳಗ್ಗೆ ಒಂದು ಮಾತು ಹೇಳಿದ್ದೆ ಸ್ನೇಹಿತರೆ, ಏನಪ್ಪ ಅಂದರೆ ಬೀಚಿಯವರ ಹೇಳಿದ ಮಾತನ್ನು ನೆನ್ಪು ಮಾಡಿದ್ದೆ. ನಾವು ತಿಳಿದಿರುವುದು ಹನಿಯಷ್ಟು ಮಾತ್ರ, ತಿಳಿಯಬೇಕಾಗಿರುವುದು ಇನ್ನೂ ಸಮುದ್ರದಷ್ಟಿದೆ ಅಂತ. ಅಂದರೆ ಸ್ವಾತಂತ್ರ್ಯದ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಕಡಿಮೆನೆ. ಅದು ಒಂದು ದಿನಕ್ಕೆ ಸೀಮಿತವಾಗಿರುವಂತಹ ಹಬ್ಬ ಅಂತೂ ಅಲ್ಲ ಅಲ್ವಾ? ಎಸ್ ಸ್ನೇಹಿತರೆ, ಅಂದಾಗೆ ಭಾರತದ ಸ್ವಾತಂತ್ರ್ಯದ ಸಂಗ್ರಾಮದ ಕಥೆಯಲ್ಲಿ ಒಂದು ಅಧ್ಯಾಯವಿದೆ. ಅದು ಇಡೀ ಬ್ರಿಟಿಷ್ ಸಾಮ್ರಾಜ್ಯದ ಬುಡವನ್ನೇ ಅಲ್ಲಾಡಿಸಿದಂತಹ ಅಧ್ಯಾಯ. ಅದೇ ಮೊದಲು ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡ ಭಾರತದ ಮೊದಲ ಗ್ರಾಮ ಈಸೂರು, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು. ಅಂದಾಗೆ ಸ್ನೇಹಿತರೆ, ಈ ವಿಶೇಷ ಕಾರ್ಯಕ್ರಮದಲ್ಲಿ ಬ್ರಿಟಿಷರ ಹುಟ್ಟಡಗಿಸಿದ ಏಕೈಕ ಗ್ರಾಮ, ಸ್ವಾತಂತ್ರ್ಯ ಕಹಳೆ ಮೊಳಗಿಸಿದ ಐತಿಹಾಸಿಕ ನೆಲ, ಭಾರತದ ಸ್ವಾತಂತ್ರ್ಯ ಗ್ರಾಮದ ಬಗ್ಗೆ ಮತ್ತು ಕರ್ನಾಟಕ ಈಸೂರು ದುರಂತದ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ಈ ದಿನದ ಲೈವ್ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅಂದಾಗೆ ಸ್ನೇಹಿತರೆ, ಈ ಎಲ್ಲ ವಿಶೇಷತೆಗಳ ಬಗ್ಗೆ ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಒಬ್ರು ಸ್ಪೆಷಲ್ ಆಗಿರುವಂತಹ ಅತಿಥಿಗಳಿದ್ದಾರೆ. ಎಸ್, ಅವರೇ ಶಿವಮೊಗ್ಗ ಜಿಲ್ಲೆಯ ರಂಗಕರ್ಮಿ ಕಾಂತೇಶ್ ಕದರ ಮಂಡಲಗಿರವರು. ಸೊ ಸ್ವಾತಂತ್ರ್ಯ ವಿಶೇಷತೆಯನ್ನು ಹೊಂದಿರುವಂತಹ ಈಸೂರಿನ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚೆ ನಮ್ಮ ಗುರುಗಳ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ನಾನು ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ. ಅಂದಾಗೆ ಕಳೆದ ಸುಮಾರು 4 ದಶಕಗಳಿಂದ ಶಿವಮೊಗ್ಗ ಹಾಗೂ ಶಿವಮೊಗ್ಗ ನಗರದ ಸುತ್ತಮುತ್ತಲೂ ಕೂಡ ರಂಗ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ಬಹಳ ಸಕ್ರಿಯವಾಗಿ ತೊಡಗಿಸಿಕೊಂಡು ಅನೇಕ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಉತ್ಸವಗಳಲ್ಲಿ ತಮ್ಮ ನಾಟಕಗಳನ್ನು ಪ್ರದರ್ಶನ ಮಾಡ್ತಾ, ಜೊತೆಗೆ ಪ್ರತಿಷ್ಠಿತ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಂತಹ ಶ್ರೀಯುತ ಕಾಂತೇಶ್ ಕದರ ಮಂಡಲಗಿ ಸರ್ ಅವರು ನಮ್ಮೊಟ್ಟಿಗಿದ್ದಾರೆ. ಎಸ್, ಅದೇ ಒಂದು ದೊಡ್ಡ ವಿಶೇಷತೆ ಸ್ನೇಹಿತರೆ. ಅವರನ್ನು ನಾವು ನಮ್ಮ ರೇಡಿಯೋ ಶಿವಮೊಗ್ಗದ ಎಲ್ಲ ನಮ್ಮ ಪ್ರೀತಿಯ ಸದಸ್ಯರ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ವಿಶೇಷ ದಿನ ಸ್ವಾತಂತ್ರ್ಯದ ದಿನದಂದು ಕಾಂತೇಶ್ ಸರ್ ಅವರೊಟ್ಟಿಗೆ ಒಂದಿಷ್ಟು ಮಾತುಕತೆ ನಡೆಯುತ್ತೆ. ನೀವು ಕೂಡ ಈ ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. 9686092279 9686092679 ಈ ಸಂಖ್ಯೆಗೆ ಕರೆ ಮಾಡಿ. ಏಸೂರು ಕೊಟ್ಟರು ಈಸೂರು ಕೊಡೆವು. ಎಸ್, ಆ ಊರಿನ ಬಗ್ಗೆ ಮತ್ತಷ್ಟು ನೀವು ನಮ್ಮ ಗುರುಗಳಿಂದ ತಿಳ್ಕೊಳ್ಳಿ. ಹಾಗೆ ನಿಮಗೇನಾದರೂ ಆ ಊರಿನ ಬಗ್ಗೆ ತಿಳಿಬೇಕು ಅನಿಸಿದ್ರೆ ನೀವು ಕೂಡ ಕರೆ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮನ ಶುರು ಮಾಡೋಣ. ಕಾರ್ಯಕ್ರಮನ ಶುರು ಮಾಡೋದಕ್ಕಿಂತ ಮುನ್ನ ನಮ್ಮ ಕಾಂತೇಶ್ ಸರ್ ಅವರನ್ನ ಪ್ರೀತಿಯಿಂದ ಸ್ವಾಗತ ಕೋರೋಣ. ಸರ್ ನಮಸ್ತೆ.
6: ನಮಸ್ಕಾರ
1: ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್.
6: ಧನ್ಯವಾದಗಳು ಮಹಾದೇವಿ ಮಹಾಲಕ್ಷ್ಮಿ ಅವರಿಗೆ.
1: ಎಸ್ ಸರ್,
6: ರೇಡಿಯೋ ಶಿವಮೊಗ್ಗದ ಎಲ್ಲ ಶ್ರೋತೃಗಳಿಗೆ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು.
1: ಎಸ್, ಖಂಡಿತವಾಗ್ಲೂ ಸರ್.
6: ಇವತ್ತು ನನ್ನನ್ನ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕಾಗಿ ನಿಮ್ಮ ಹಿರಿಯರು ಮತ್ತು ಈ ಎಲ್ಲ ರೇಡಿಯೋ ಶಿವಮೊಗ್ಗದ ಸಿಬ್ಬಂದಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ನನಗೆ ಕೊಟ್ಟಿರುವ ವಿಷಯದ ಬಗ್ಗೆ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಮಾಡಿ ತಿಳಿಸೋದಕ್ಕೆ ಬಯಸ್ತಾ ಇದ್ದೇನೆ.
1: ಖಂಡಿತ ಸರ್, ಖಂಡಿತ. ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಪ್ರೀತಿಯಿಂದ ಬಂದಿದ್ದೀರಿ ಸರ್. ಎಸ್, ನಿಮ್ಮ ಸ್ಮೈಲ್ ತುಂಬ ಚೆನ್ನಾಗಿದೆ ಸರ್.
6: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಎಸ್ ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸರ್, ನೀವು ರಂಗಭೂಮಿಯಲ್ಲಿ ನಿಮ್ಮನ್ನು ನೀವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದೀರಿ, ಹಾಗೆ ಕಿರುತೆರೆ ಮತ್ತು ಹಿರಿತೆರೆಯಲ್ಲಿ ಸಾಕ್ಷ್ಯ ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದೀರಿ ಸರ್, ಹಾಗೆ ಚಂದನ ಟೆಲಿ ಸೀರಿಯಲಲ್ಲಿ ಕೂಡ ಈಸೂರು ಹೋರಾಟದ ಸ್ವಾತಂತ್ರ್ಯ ನೆನಪಿನ ಬಗ್ಗೆ ಕೂಡ ಮಾಡಿದ್ದೀರಿ. ಖಂಡಿತವಾಗ್ಲೂ ಇದ್ರ ಬಗ್ಗೆ ತಿಳಿಯೋದಕ್ಕಿಂತ ಮುಂಚೆ ಸ್ವಾತಂತ್ರ್ಯ ಅಂದ್ರೆ ಸರ್ ನಿಮ್ಮ ಪ್ರಕಾರ?
6: ನೋಡಿ, ಭೂಮಿ ಮೇಲೆ ಹುಟ್ಟಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಬದುಕನ್ನು ಸಾಗಿಸುವ ಹಕ್ಕಂತೂ ಖಂಡಿತ ಇದೆ.
1: ಖಂಡಿತ ಸರ್.
6: ಆ ಹಂತದಲ್ಲಿ ಏನಾದರೂ ಅಡಚಣೆಗಳು ಬಂದರೆ, ಅಂದರೆ ನಮ್ಮ ಸ್ವಭಾವಕ್ಕೆ, ನಮ್ಮ ಅಭಿಮಾನಕ್ಕೆ, ನಮ್ಮ ಪ್ರೀತಿಗೆ,
1: ಸ್ವಾಭಿಮಾನಕ್ಕೆ
6: ಏನಾದರೂ ಅಡಚಣೆ ಬಂತು ಅಂದರೆ ಅಲ್ಲಿ ಯಾಕೋ ನಮಗೆ ಸ್ವಾತಂತ್ರ್ಯ ಇಲ್ಲ ಅಂತ ಅನಿಸುತ್ತೆ. ಇದು ವೆರಿ ಸಿಂಪಲ್ ಆಗಿ ನಾನು ಹೇಳೋದಾದರೆ, ನಾವು ಸುಮಾರು 200 ವರ್ಷಗಳಿಂದ ಈ ಬ್ರಿಟಿಷರ ದಾಸ್ಯತನದಲ್ಲಿ ಇವೆಲ್ಲವನ್ನು ಕಳ್ಕೊಂಡು ಬಿಟ್ಟಿದ್ವಿ. ಅವ್ರ ವಿರುದ್ಧ ಏನಾದರೂ ಮಾತಾಡಿದರೆ ನಮ್ಮನ್ನು ತುಂಬ ತೊಂದರೆಗೆ ಒಳಗೆ ಮಾಡ್ತಾ ಇದ್ರು, ಹೆಚ್ಚು ಕಡಿಮೆ ಆದರೆ ಜೀವವನ್ನು ತೆಗೆದುಬಿಡ್ತಾ ಇದ್ರು. ಇಂತಹ ಬ್ರಿಟಿಷರ ನಡುವೆ ಇರೋದಕ್ಕೆ ಬಹಳ ಬೇಸರಗೊಂಡು ಹಲವಾರು ಹಿಂದಿನ ರಾಜರುಗಳು ಕೂಡ ಅವರ ವಿರುದ್ಧ ಹೋರಾಟ ಮಾಡಿರತಕ್ಕಂಥದ್ದು ಇತಿಹಾಸದಲ್ಲಿದೆ. ಕರ್ನಾಟಕದ ವಿಚಾರದಲ್ಲಿ ಬರೋದಾದರೆ ಟಿಪ್ಪು ಸುಲ್ತಾನ್, ರಾಣಿ ಚೆನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ ಆ್ಯಂಡ್ ಸುಮಾರು ಜನ ಪ್ರಯತ್ನ ಮಾಡಿ ಸೋತಿದ್ದಾರೆ. ನಾನು ಈಸೂರಿನ ವಿಚಾರಕ್ಕೆ ಬರೋದಕ್ಕೆ ಮುಂಚೆ ನಮ್ಮ ಹಿರಿಯರು ರಾಷ್ಟ್ರಾದ್ಯಂತ ಯಾವ ರೀತಿ ಜನಗಳನ್ನು ಹುರಿಗೊಳಿಸಿದರು ಅಂತ ಹೇಳಿ, ಜೊತೆಗೆ ಇದರ ಜೊತೆಗೆ ನೋಡಿ 1857 ನಡೆದಿರತಕ್ಕಂತಹ ಸಿಪಾಯಿ ದಂಗೆ ಕೂಡ ಒಂದು ಬಹಳ ದೊಡ್ಡ ಐತಿಹಾಸಿಕ ಸತ್ಯ ಘಟನೆ ಆಯ್ತಾ. ಈಗ ನಮಗೆ ಸ್ವಾತಂತ್ರ್ಯವನ್ನು ಕೇಳಿ ತೆಗೆದುಕೊಳ್ಳೋದಕ್ಕೆ ಬಹಳ ಮುಖ್ಯವಾಗಿ ಅರ್ಚಣೆ ಆಗಿದ್ದು ನಮ್ಮ ಏನು ಅನಕ್ಷರತೆ, ನಮ್ಮ ಜನರ ನಡುವೆ ಇರತಕ್ಕಂಥ ಅನಕ್ಷರತೆ. ಇದನ್ನು ಹೊರಗಟ್ಟಿ ನಾವು ಸ್ವಾತಂತ್ರ್ಯಕ್ಕೋಸ್ಕರ ಜನರನ್ನು ಎದ್ದು ನಿಲ್ಲಿಸಬೇಕಾಗಿತ್ತು. ಅನಕ್ಷರತೆ ಜೊತೆಗೇ ಮೂಢನಂಬಿಕೆಗಳು, ವಿಪರೀತ ಏನೇನೋ ವಿಪರೀತ ಕಲ್ಪನೆಗಳಲ್ಲಿ ಬದುಕಿರೋರಂಥ ಜನಗಳು ನಾವು. ಸೊ ಇವ್ರನ್ನೆಲ್ಲ ಹೇಗೆ ಸರಿ ಮಾಡಬೇಕು ಅನ್ನೋದು ಅವತ್ತಿನ ಹೋರಾಟಗಾರರಿಗೆ, ಎಸ್ಪೆಷಲಿ ಬಾಲಗಂಗಾಧರ ತಿಲಕ್, ಗೋಪಾಲಕೃಷ್ಣ ಗೋಖಲೆ ಇಂಥವರನ್ನ ತುಂಬ ಕಾಡ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಬ್ರಿಟಿಷರ ವಿರುದ್ಧ ಕೆಲಸ ಮಾಡಿದ್ದು ಇವ್ರ ಗಮನಕ್ಕೆ ಬಂದಿತ್ತು. ಈ ಸಂದರ್ಭದಲ್ಲಿ ಗಾಂಧೀಜಿಯವರನ್ನ ಭಾರತ ದೇಶಕ್ಕೆ ಬಂದುಬಿಟ್ಟು ನಿನ್ನ ದೇಶಕ್ಕೆ ಮಾಡಪ್ಪ, ನೀನು ಕೆಲಸ ಮಾಡು ಅಂತ ಹೇಳ್ಬಿಟ್ಟು ಅವ್ರು ಇನ್ವೈಟ್ ಮಾಡಿದ್ದು ಐತಿಹಾಸಿಕ ಘಟನೆ. ದೀಸ್ ಆರ್ ಆಲ್ ಆನ್ ರೆಕಾರ್ಡ್ಸ್. ಬರ್ತಾರೆ ಗಾಂಧೀಜಿ, ಗಾಂಧೀಜಿಲಿ ಸುಮಾರು 1913-14 ಏನೋ ಬರ್ತಾರೆ. ಅವರಿಗೆ ಇವರು ನಮ್ಮ ಬಾಲಗಂಗಾಧರ ತಿಲಕರು, ನೋಡಪ್ಪ ನೀನು ಇಡೀ ದೇಶ ತುಂಬ ತಿರುಗಾಡ್ಕೊಂಡು ಬಾ, ನಮ್ಮ ದೇಶದ ಜನರ ಸ್ಥಿತಿಗತಿಗಳನ್ನು ಸ್ವಲ್ಪ ನೀನು ಮನನ ಮಾಡಿಕೊಂಡು ನಿನಗೊಂದು ದೊಡ್ಡ ಜವಾಬ್ದಾರಿಯನ್ನು ನಾವು ಕೊಡ್ತೇವೆ, ನಿಭಾಯಿಸಬೇಕು ಅಂತ ಹೇಳ್ತಾರೆ. ಗಾಂಧೀಜಿ ಮರು ಮಾತಾಡೋದಿಲ್ಲ, ಅವರಲ್ಲಿ ಏನೋ ಒಂದು ರೀತಿ ಹೌದು ಈ ಮಾತುಗಳ ಮೇಲೆ ತುಂಬ ಇನ್ಫ್ಲುಯೆನ್ಸ್ ಆಗ್ತಾರೆ, ದೇಶ ತುಂಬ ಸುಮಾರು ಸಾರಿ ತಿರುಗಾಡ್ತಾರೆ. ಕರ್ನಾಟಕಕ್ಕೇನೆ ಸುಮಾರು 16 ಸಾರಿ ಭೇಟಿ ಇಟ್ಟಿದ್ದಾರೆ
1: ಮಹಾತ್ಮ ಗಾಂಧೀಜಿ.
6: ಈ ಕರ್ನಾಟಕಕ್ಕೆ ಬಂದಾವಾಗ ಅಂದರೆ ಒಂದೊಂದು ಭಾಗಕ್ಕೆ ಒಂದೊಂದು ಸಾರಿ, ಒಂದ್ಸಾರಿ ಮೈಸೂರು ಹಳೆ ಮೈಸೂರಿನ ಭಾಗಕ್ಕೆ ಬಂದರೆ, ಇನ್ನೊಂದ್ಸಾರಿ ಬೀದರ್ ಗುಲ್ಬರ್ಗಕ್ಕೆ ಇರ್ತಿದ್ರು, ಬೆಳಗಾವಿ ಬರ್ತಿದ್ರು, ಆಮೇಲೆ ಶಿವಮೊಗ್ಗಕ್ಕೂ ಕೂಡ ಬಂದಿರೋ ಅಂತ ಒಂದು ದಾಖಲೆ ಇದೆ. ಶಿವಮೊಗ್ಗ ಬಂದಾವಾಗ ಅವರು ಸುಮಾರು ಶಿವಮೊಗ್ಗದಲ್ಲಿ ಅಂದರೆ ಇವತ್ತಿನ ರಾಮನ್ ಶೆಟ್ಟಿ ಪಾರ್ಕ್ ಇದೆಯಲ್ಲ ಅಲ್ಲಿ ಸಭೆ ಮಾಡಿದ್ದ ನಿದರ್ಶನ ಇದೆ. ಆ ನಂತರ ಅವರು ಇಲ್ಲಿಂದ ತೀರ್ಥಹಳ್ಳಿ ಹೋಗ್ತಾರೆ, ತೀರ್ಥಹಳ್ಳಿಗೆ ಹೋಗ್ತಾ ದಾರಿನಲ್ಲಿ ಮಂಡಗದ್ದೆ ಅನ್ನೋ ಊರು, ಆವಾಗ ಕಾಡು ಪಂಪೆ. ಅವರು 1932 ಏನೋ ಬರ್ತಾರೆ ಗಾಂಧೀಜಿಯವರು, ಆವಾಗ ಈಗಲೇ ಹಾಗಿದೆ, ಇನ್ನು ಆವಾಗಿನ್ನು ಹೇಗಿರಬೇಡ. ಅಂತಹ ಊರಿನಲ್ಲಿ ಒಂದು ಆಣೆಯ ಧನ ಸಂಗ್ರಹ ಆಗಿರುತ್ತೆ. ಏನು ಎಣಿಸಿದ್ರೆ ಒಂದು 10 ಮನೆಗಳು ಎದ್ದು ಬೈಲ್ಲ ಆ ಜಾಗದಲ್ಲಿ. ಅಂತ ಊರಿನಲ್ಲಿ 8 ಆಣೆ ಅಂದ್ರೆ ಸಾರಿ ಒಂದು ಆಣೆಯ ಸಂಗ್ರಹ ಆಗಿರುತ್ತೆ. ಅದನ್ನ ಗಾಂಧೀಜಿಯವರಿಗೆ ಕೊಡ್ತಾರೆ. ಗಾಂಧೀಜಿ ಅದನ್ನು ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾರೆ. ಆಮೇಲೆ ತೀರ್ಥಹಳ್ಳಿಯಲ್ಲೂ ಕೂಡ ಸುಮಾರಷ್ಟು ದಾನಗಳು ಬರುತ್ತವ್ರಿ. ಅವೆಲ್ಲವೂ ಏನಕ್ಕೆ ಅಂತಂದ್ರೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಒಂದಷ್ಟು ಧನ ಸಂಗ್ರಹ ಆಗಬೇಕಾಗಿತ್ತು.
7: ಖಂಡಿತ.
6: ಸೊ ಅವರು ಆಮೇಲೆ ಇದು ಒಂದಾಯಿತು. ಆಮೇಲೆ ಸಾಗರದ ಕಡೆ ಹೋಗ್ತಾರೆ. ಸಾಗರದಲ್ಲಿ ಕೈಗಾರಿಕಾ ಘಟಕ ಒಂದರಲ್ಲಿ ಭೇಟಿ ಮಾಡಿ ಅವರು ಸಿಗ್ನೇಚರ್ ಮಾಡಿರೋದು ಇವತ್ತಿಗೂ ಇದೆ ಸಾಗರದಲ್ಲಿ. ಇವತ್ತಿಗೂ ಕೂಡ ಆ ಕೈಗಾರಿಕಾ ಘಟಕ ನಡೀತಾ ಇದೆ. ಸೊ ಇಂತಹವೆಲ್ಲ ಐತಿಹಾಸಿಕ ಸತ್ಯವಾದ ಘಟನೆಗಳು ನಡೆದಿದ್ದಾವೆ. ಆ್ಯಂಡ್ ಈ ಸಂದರ್ಭದಲ್ಲಿ ಅವರು ಜನರನ್ನು ಉದ್ದೇಶಿಸಿ ಮಾತಾಡಿರ್ತಾರಲ್ಲ, ಇಂತಹ ಪ್ರತಿಯೊಂದು ಮಾತುಗಳನ್ನು ಕೇಳಿಸಿಕೊಂಡಿರ್ತಕ್ಕಂತಹ ನಮ್ಮ ಗ್ರಾಮೀಣ ಜನರು ಅನಕ್ಷರಸ್ಥರು ಅವರ ಮಾತಿಗೆ ಮರುಳಾಗ್ತಾರೆ. ಅಂದರೆ ಅಷ್ಟು ಪ್ರಖರವಾದ ಪಾಂಡಿತ್ಯಪೂರ್ಣ ಮಾತುಗಳು, ಜೊತೆಗೆ ಅಷ್ಟು ವಿಚಾರಗಳನ್ನು ಇಟ್ಕೊಂಡಿರ್ತಾರೆ ಅವರು. ಎಂತಹದೇ ಒಬ್ಬ ಅನಕ್ಷರಸ್ಥನನ್ನು ಕೂಡ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂತಹ ಮಾತುಗಳು. ಇಂತಹ ಒಂದು ಘಟನೆ ಈಸೂರನ್ನು ಕೂಡ ತಟ್ಟುತ್ತೆ. ಈಸೂರಿನ ಗ್ರಾಮಸ್ಥರು ಹಾರ್ನಹಳ್ಳಿಗೆ ಗಾಂಧೀಜಿಯವರು ಪಾಸ್ ಆಗ್ತಿದ್ದಾರೆ ಅಂತ ತಿಳ್ಕೊಂಡು ಓಡಿ ಬರ್ತಾರೆ. ಓಡಿ ಬಂದ್ಬಿಟ್ಟು ಅಲ್ಲಿ ಗಾಂಧೀಜಿಯ ದರ್ಶನವನ್ನು ಪಡ್ಕೋತಾರೆ. ಆಯ್ತಾ, ಇದನ್ನ ಯಾರು ಹೇಳಿದ್ರು ಅಂತಂದ್ರೆ, ಒಬ್ರು ತನ್ನ ತಂದೆಯ ಹೆಗಲ ಮೇಲೆ ಕೂತ್ಕೊಂಡು ಗಾಂಧೀಜಿಯನ್ನು ಅಷ್ಟು ದೂರದಲ್ಲಿ ನೋಡಿದ್ರು, ಒಬ್ರು ನನಗೆ ಪ್ರತ್ಯಕ್ಷವಾಗಿ ಹೇಳಿದ ಮಾತಿದು. ಅಷ್ಟು ಜನ ಸೇರ್ತಾರಂತೆ ಆ ಸಣ್ಣ ಹಾರ್ನಹಳ್ಳಿ ಕುಂಸಿಯಲ್ಲಿ. ಆಯ್ತಾ, ಅದು ಸಾಗರಕ್ಕೆ ಹೋಗೋ ರಸ್ತೆನಲ್ಲಿ ಇದ್ದವಾಗಿನ ಘಟನೆ. ಸೊ ಇಂತಹ ಮಾತುಗಳನ್ನು ಕೇಳಿಸ್ಕೊಂಡಿರ್ತಕ್ಕಂತಹ ಜನಗಳು ಏನೋ ಒಂದು ರೀತಿ, ಹೌದು ಸ್ವಾತಂತ್ರ್ಯ ಬೇಕು, ನಮ್ಮ ದೇಶ ಪರಕೀಯರ ಕೈಯಲ್ಲಿದೆ, ಅದನ್ನು ಬಿಡಿಸ್ಕೊಳ್ಬೇಕು, ಬಿಡಿಸ್ಕೊಳ್ಳೋದಕ್ಕೆ ಸುಮಾರು ಜನ ಕೆಲಸ ಮಾಡ್ತಿದ್ದಾರೆ, ಅದಕ್ಕೆ ನಾವು ಧ್ವನಿಯಾಗಬೇಕು, ನಾವು ಸೇರ್ಕೊಳ್ಬೇಕು ಅಂತಕ್ಕಂಥ ಒಂದು ಇನ್ಫ್ಲೂಯೆನ್ಸ್ ಪ್ರತಿಯೊಬ್ಬರಿಗೂ ಆಗುತ್ತೆ. ಇಂತಹದೇ ಘಟನೆ ಈಸೂರಿನ ಜನಕ್ಕೂ ಆಗಿದೆ. ಆಯ್ತಾ, ಅಲ್ಲಿ ಒಂದು ಫ್ಯಾಮಿಲಿ ಬರುತ್ತೆ, ಸಾಹುಕಾರರ ಫ್ಯಾಮಿಲಿ ಅಂತ ಹೇಳಿ. ಸಾಹುಕಾರರ ಫ್ಯಾಮಿಲಿಯಲ್ಲಿ ಸಾಹುಕಾರ ಬಸವಣ್ಣಪ್ಪ ಅಂತ ಒಬ್ಬರಿದ್ದಾರೆ. ಆ್ಯಂಡ್ ಅವರ ತಮ್ಮ ಒಬ್ಬರು ಬರ್ತಾರೆ, ಅವ್ರ ಹೆಸರು ಬಂದೆ.
7: ಓಕೆ ಸರ್.
6: ಸಾಹುಕಾರ ಬಸವಣ್ಣಪ್ಪನವರು ಅವರ ತಮ್ಮ ಗುರುಶಾಂತಪ್ಪ ಅಂತ ಹೇಳಿ.
7: ಓಕೆ ಓಕೆ.
6: ಆಯ್ತಾ, ಇವರು ಜನಗಳನ್ನು ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಸಾರಿ, ಸಾಹುಕಾರ ಬಸವಣ್ಣಪ್ಪ ರುದ್ರಪ್ಪ ಅವರದ ಮಗ, ರುದ್ರಪ್ಪನ ಮಗ ಶಾಂತ ವೀರಪ್ಪ, ಅವನಿಗೆ ಜಸ್ಟ್ 15 ವರ್ಷ ಆಗಿರುತ್ತೆ. ಅವನಿಗೆ ಭಯಂಕರ ಹುಮ್ಮಸ್ಸು. ಇವರೆಲ್ಲ ಸೇರಿಕೊಂಡು ಊರಿನಲ್ಲಿ ಒಂದು ವಾತಾವರಣ ನಿರ್ಮಾಣ ಮಾಡ್ತಾರೆ. ನಮ್ಮ ಊರಲ್ಲೂ ಕೂಡ ಅಖಂಡ ಭಾರತದಲ್ಲಿ ನಡೀತಾ ಇರತಕ್ಕಂತಹ ಸ್ವಾತಂತ್ರ್ಯದ ಹೋರಾಟಕ್ಕೆ ನಮ್ಮ ಊರು ಕೂಡ ಇರಬೇಕು, ಇನ್ವಾಲ್ವ್ ಆಗಬೇಕು ಅನ್ನೋದು ಅವ್ರ ಉದ್ದೇಶ ಆಗಿರುತ್ತೆ. ಸಾಹುಕಾರ ಬಸವಣ್ಣಪ್ಪನವರು ಪಕ್ಕಾ ಗಾಂಧಿವಾದಿ, ರುದ್ರಪ್ಪನವರು ಕೂಡ ಅಷ್ಟೇನೆ. ಇವರ ತಂದೆಗೆ ಒಂದು ಕೇಸ್ ಆಗಿರುತ್ತೆ, ದಟ್ ಈಸ್ 1901. ಆವಾಗ ಬ್ರಿಟಿಷರು ಏನು ಮಾಡ್ತಾರೆ, 1 ರೂಪಾಯಿ ಇದನ್ನ ಹಾಕ್ತಾರೆ, ದಂಡ
7: ಹಾಕ್ತಾರೆ, ಕರ ವಸೂಲಿ ಅಂತ.
6: ದಂಡ ಆ ಕೇಸನ್ನು ಸೋತಿದ್ದಕ್ಕೆ ದಂಡ ಕಟ್ಟಬೇಕು ನೀವು ಅಂತ. ನಾನು ದಂಡ ಕಟ್ಟೋದಿಲ್ಲ, ಬದಲಾಗಿ ನಿಮಗೆ ಏನಾದ್ರು ಒಂದು ಅನುಕೂಲಕ್ಕೆ ಒಂದು ಬಿಲ್ಡಿಂಗ್ ಮಾಡಿಕೊಡ್ತೇನೆ, ನಮ್ಮ ಊರಿನಲ್ಲಿ ಒಂದು ಶಿಕಾರಿಪುರದ ಒಂದು ಬಿಲ್ಡಿಂಗ್ ಕಟ್ಟಿಸ್ತೇನೆ, ಅಲ್ಲಿ ಗ್ರಂಥಾಲಯ ಆಗಬೇಕು ಅನ್ನೋ ಒಂದು ಆಸೆಯಿಂದ ಇವತ್ತಿಗೂ ಕೂಡ ಆ ಕಟ್ಟಡ ಇದೆ. ಆ ಕಟ್ಟಡವನ್ನು ಕಟ್ಟಿಸ್ಕೊಡ್ತಾರೆ. ಸೊ ಅಂತಹ ಸ್ವಾತಂತ್ರ್ಯದ ಕಿಚ್ಚಿನ ಹೋರಾಟಗಾರರು ಇದ್ರು ಅವತ್ತು. ಸೊ ಅಲ್ಲಿ ಏನಾಗುತ್ತೆ, ಇವರೆಲ್ಲ ಸೇರಿ ಜನಗಳನ್ನು ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಗಾಂಧೀಜಿಯವರ ಮಾತುಗಳು ಇವರಿಗೆ ಕಿವಿಗೆ ಬೀಳ್ತಾ ಇರುತ್ತೆ. ಆ್ಯಂಡ್ ನಾಗವಂದದ ಭರಮಣ್ಣ ಅಂತಕ್ಕಂಥವ್ರೊಬ್ರು ಆಮೇಲೆ ಎನ್ ಎಸ್ ಗಿರಿಮಾಜಿ ಅಂತಕ್ಕಂಥವ್ರು, ಇವರು ಆ ಹಳ್ಳಿಯ ಜನಗಳನ್ನು ಇನ್ಫ್ಲೂಯೆನ್ಸ್ ಮಾಡ್ತಿರ್ತಾರೆ. ಹೇಗಪ್ಪ ಅಂದರೆ, ಈಸೂರಂಥ ಕುಗ್ರಾಮಕ್ಕೆ ಪೇಪರ್ಸ್ ಬರ್ತಿರೋದಿಲ್ಲ. ಇವರು ಒಂದು ವಾರದ ಪೇಪರ್ನ ಕಲೆಕ್ಟ್ ಮಾಡಿಕೊಂಡು ಆ ಊರಿಗೆ ಹೋಗಿ ಅಲ್ಲಿಯ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಕೂತ್ಕೊಂಡು ಅವರಿಗೆ ಏನೇನು ದೇಶದ ಸ್ವಾತಂತ್ರ್ಯದ ಬಗ್ಗೆ ನಡೀತಾ ಇದೆ ಅಂತಕ್ಕಂಥ ಮಾಹಿತಿಯನ್ನು ಊರಿನ ಜನರಿಗೆ ಹೇಳುವಂಥದ್ದು. ಯಾರ್ದು ಎನ್ ಎಸ್ ಗಿರಿಮಾಜಿಯವರದು ಮತ್ತು ಈ ನಾಗವಂದದ ಭರಮಣ್ಣಂದು. ನಾಗವಂದದ ಭರಮಣ್ಣ ಅದನ್ನು ಹಾಡಿನ ರೂಪದಲ್ಲಿ ಹೇಳ್ತಾ ಇದ್ರು. ಅವಾಗ ಅದು ಅನಕ್ಷರಸ್ಥರನ್ನ ಬಹಳ ಬೇಗ ಕ್ಯಾಚ್ ಮಾಡ್ಕೊಳ್ತಾ ಇತ್ತು. ಸೊ ಹೀಗೆ ನಮ್ಮ ಸ್ವಾತಂತ್ರ್ಯ ಹೋರಾಟ ನಡೀತಾ ಇತ್ತು. ಈ ಸಂದರ್ಭದಲ್ಲಿ 9/8/1942 ಗಾಂಧೀಜಿಯವರು ಏನು ಮಾಡ್ತಾರೆ, ಕ್ವಿಟ್ ಇಂಡಿಯಾ ಅಂತಕ್ಕಂಥ ಒಂದು ಕರೆಯನ್ನು ಕೊಡ್ತಾರೆ.
7: ಭಾರತ
6: ಬಿಟ್ಟು ತೊಲಗಿ ಅಂತ ಹೇಳಿ ಬ್ರಿಟಿಷರಿಗೆ ಕರೆ ಕೊಡ್ತಾರೆ. ಅವಾಗೇನಾಗುತ್ತೆ, ಸ್ವಲ್ಪ ದೇಶದಲ್ಲೆಲ್ಲ ತುಂಬ
7: ಕಿಚ್ಚು
6: ಎದ್ದೇಳಕ್ಕೆ ಶುರು ಆಗುತ್ತೆ. ಸರಿ, ಏನು ಮಾಡ್ತಾರೆ, ಬ್ರಿಟಿಷರು ಗಾಂಧೀಜಿಯವರನ್ನು ಬಂಧಿಸ್ಬಿಡ್ತಾರೆ. ಅದು 9/8/1942 ಅವರನ್ನು ಬಂಧಿಸಿಬಿಟ್ಟು ಪುನಾದಲ್ಲಿ ಜೈಲಲ್ಲಿ ಹಾಕ್ತಾರೆ. ಗಾಂಧೀಜಿಯ ಬಂಧನದ ಸುದ್ದಿ ಎಲ್ಲ ಕಡೆ ರಾಷ್ಟ್ರದ ತುಂಬ ಹರಡಿಬಿಡುತ್ತೆ. ಬರೀ ಗಾಂಧೀಜಿಯವ್ರನ್ನ ಬಂಧಿಸೋದಿಲ್ಲ, ನೆಕ್ಸ್ಟ್ ಲೈನ್ ಆಫ್ ಲೀಡರ್ಸ್ ಅನ್ನು ಕೂಡ ಎಲ್ಲರನ್ನು ಬಂಧಿಸಿಬಿಟ್ಟು ಜೈಲಲ್ಲಿ ಇಟ್ಬಿಡ್ತಾರೆ. ಆವಾಗ ನ್ಯಾಚುರಲಿ ಭಾರತೀಯರಿಗೆ ಅದು ಒಂದು ರೀತಿ ಕಿಚ್ಚನ್ನು ಮೂಡಿಸುತ್ತೆ. ಅಂತಹದೇ ಕಿಚ್ಚು ಈಸೂರಿನಲ್ಲೂ ಕೂಡ ಆಯಿತು. ಅವತ್ತಿನಿಂದ ಅವರು ಏನು ಮಾಡ್ತಾರೆ, ದಿನಾ ಮುಂಜಾನೆ ಊರಿನ ತುಂಬ ಪ್ರಭಾತ್ ಫೇರಿ ಹೋಗೋದು. ಪ್ರಭಾತ್ ಫೇರಿಯಲ್ಲಿ ಮಹಾತ್ಮ ಗಾಂಧೀಜಿಯವ್ರ ಫೋಟೋ, ಕಸ್ತೂರ್ಬಾ ಫೋಟೋ, ಸುಭಾಷ್ ಚಂದ್ರರ ಫೋಟೋ ಇವನ್ನ ಇಟ್ಕೊಂಡು ಊರು ತುಂಬ ಮೆರವಣಿಗೆ ಹೋಗೋದು. ಬ್ರಿಟಿಷರ ವಿರುದ್ಧ ಘೋಷಣೆಗಳನ್ನು ಕೂಗೋದು. ಆ ಘೋಷಣೆಗಳು ಹೇಗಿತ್ತಪ್ಪ ಅಂದರೆ, ಕಂದಾಯ ಕೊಡಬೇಡಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ತೇಗ ಗಂಧ ಮತ್ತು ಈಚಲ ಗಿಡಗಳನ್ನು ಕಡಿಯಿರಿ. ಯಾಕೆಂತಂದ್ರೆ ಇದು ಅವರಿಗೆ ಬ್ರಿಟಿಷ್ ಗೌರ್ಮೆಂಟ್ನವರಿಗೆ ತುಂಬ ಎಂತನ್ನು ರಾಜಸ್ವವನ್ನು ತಂದುಕೊಡ್ತಕ್ಕಂತಹ ವಿದ್ಯಮಾನಗಳಾಗಿತ್ತು. ಆಯಿತಾ, ಇವುಗಳನ್ನು ತೆಗೆದೇಬೇಡಿ ಅವ್ರು, ಸೊ ದಟ್ ನಮಗೆ ನಮ್ಮ ಭೂಮಿಯಿಂದ ಅವ್ರು ಯಾವ ಲಾಭವೂ ಹೋಗ್ಕೂಡ್ದು ಅನ್ನೋದು ಅವರ ಆಶಯವಾಗಿತ್ತು. ಬಟ್ ಅದರ ಪರಿಸರದ ತೊಂದರೆಗಳು ಏನಾಗ್ತವೆ ಅಂತ ಅವ್ರಿಗೆ ಯೋಚನೆ ಇರಲಿಲ್ಲ. ಆಯಿತಾ, ಆಮೇಲೆ ಸರ್ಕಾರಿ ನೌಕರರು ಗ್ರಾಮಕ್ಕೆ ಬರುವುದನ್ನು ತಡೆಯಬೇಕು. ಅಲ್ಲಿ ಕೂಗ್ತಾ ಇದ್ರು, ಸರ್ಕಾರಿ ನೌಕರರು ಗ್ರಾಮಕ್ಕೆ ಬರಬಾರದು, ಕಂದಾಯ ಕೊಡಬೇಡಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಹೀಗೆ ಈ ರೀತಿ ಒಂದು ರೀತಿ ಏನು ಘೋಷಣೆಗಳನ್ನು ಕೊಡ್ತಾ ಇದ್ರು. ಆಮೇಲೆ ಸರ್ಕಾರಿ ಅಧಿಕಾರಿಗಳಿಗೆ ಕಂಪ್ಲೀಟ್ ಅಸಹಕಾರವನ್ನು ತೋರಬೇಕು. ಆಯ್ತಾ, ಆಮೇಲೆ ಬ್ರಿಟಿಷ್ ಸರ್ಕಾರದಲ್ಲಿ ಭಾರತೀಯರಾಗಿದ್ದುಕೊಂಡು ಕೆಲಸ ಮಾಡ್ತಿದ್ದವರು ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದು ಅವ್ರದ್ದೊಂದು ಮತ್ತೊಂದು ಉದ್ದೇಶ
7: ಆಗಿತ್ತು.
6: ಅದನ್ನು ಕೂಡ ಅವರು ಪ್ರಭಾತ್ ಪೇರಿನಲ್ಲಿ ಕೂಗ್ತಾ ಇದ್ರು. ಇದಾದ ಮೇಲೆ ವೀರಭದ್ರ ದೇವಸ್ಥಾನದಲ್ಲಿ ಒಂದು ಸಭೆ ಆಗ್ತಾ ಇತ್ತು. ಆ ಸಭೆಯಲ್ಲಿ ಜನಗಳಿಗೆ ಅವತ್ತಿನ ವಿದ್ಯಮಾನಗಳನ್ನು ಹೇಳ್ತಾ ಇದ್ರು. ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಭೂಮಿಕೆ ತೆಗೆದುಕೊಂಡವರು ಸಾಹುಕಾರ ಬಸವಣ್ಣಪ್ಪನವರು. ಅವರ ಮೂಲಕ ಎಲ್ಲವನ್ನು ಹೇಳ್ತಾ ಇದ್ರು. ಆಮೇಲೆ ಇದು ಎಕ್ಸ್ಟ್ರೀಮ್ಗೂ ಹೋಯಿತು. ಹೇಗೆ ಎಕ್ಸ್ಟ್ರೀಮ್ಗೂ ಹೋಯಿತು ಅಂತಂದರೆ, ಬ್ರಿಟಿಷ್ ದಾಖಲೆಗಳಿಗೆ ಬೆಂಕಿ ಇಡಿ, ಶಾನುಭೋಗರ ಪಟೇಲರ ಖಾತೆ ದಾಖಲೆಗಳಿಗೆ ಬೆಂಕಿ ಹಚ್ಚಬೇಕು. ಆಯ್ತಾ, ಆಮೇಲೆ ತಾಲೂಕು ಆಫೀಸ್ಗಳಿಗೆ ಬೆಂಕಿ ಹಚ್ಚಬೇಕು, ಪೋಸ್ಟ್ ಆಫೀಸ್ಗಳಿಗೆ ಬೆಂಕಿ ಹಚ್ಚಬೇಕು. ಹೀಗೆ ಇದು ಒಂದು ರೀತಿ ಒಂದು ಸ್ವಲ್ಪ ರ್ಯಾಷನಲ್ ವೇನಲ್ಲೂ ಕೂಡ ಅವತ್ತಿನ ಜನಗಳು ಸ್ವಲ್ಪ ಕೆಲಸ ಮಾಡೋಕ್ಕೆ
7: ಶುರು ಮಾಡಿದ್ರು.
6: ಇದು ಎಲ್ಲೋ ಒಂದು ಕಡೆಗೆ ಅಧಿಕಾರಿಗಳು ಸುಲಭವಾಗಿ ಇವರು ಮಧ್ಯೆ ಬರೋದಕ್ಕೆ ಒಂದಷ್ಟು ಅವಕಾಶ ಆಯಿತು. ಆಮೇಲೆ ಗಾಂಧೀಜಿಯ ಅಹಿಂಸಾ ತತ್ವಕ್ಕೂ ಕೂಡ ಇದು ವಿರೋಧ ಆಯಿತು. ಏನು ಮಾಡಿದ್ರು ಅಧಿಕಾರಿಗಳು, ಇದೆಲ್ಲ ಕಾಂಗ್ರೆಸ್ಸಿನ ಪಿತೂರಿ ಅಂತ ಹೇಳಿ ಇಡೀ ಹೋರಾಟಕ್ಕೇನೆ ಅದನ್ನು ಲೇಪಿಸ್ಬಿಟ್ರು. ಎಲ್ಲಿ ಗಾಂಧೀಜಿ ಅಹಿಂಸೆಯ ಮೂಲಕ ಕೆಲಸ ಮಾಡಬೇಕು ಅಂತ ಆಸೆ ಪಟ್ಟಿದ್ರು ಅಲ್ಲಿ ಇಂತಹ ಘೋಷಣೆಗಳು ಸ್ವಲ್ಪ ಅವರಿಗೆ ಅಡಚಣೆಯನ್ನ ತರೋದಕ್ಕೆ ಶುರು
7: ಮಾಡ್ತಾರೆ.
6: ಬರೀ ಇದನ್ನ ಕೂಗ್ತಾ ಹೋಗ್ತಿರ್ಲಿಲ್ಲ. ಮೊನ್ನೆ ಇತ್ತೀಚೆಗೆ ನಾವು ಈಸೂರಿನಲ್ಲಿ ಒಂದು ಮೆರವಣಿಗೆ ಮಾಡಿದ್ವಿ. ಎಲ್ಲೆಲ್ಲಿ ಈ ಮೆರವಣಿಗೆಗಳು ಪ್ರಭಾತ್ ಫೇರಿಗಳು ಹೋಗಿತ್ತು ಆ ಜಾಗದಲ್ಲೆಲ್ಲ ನಾವು ಸುತ್ತಾಡ್ಕೊಂಡು ಬಂದ್ವಿ.
7: ಮತ್ತೆ
6: ಒಂದು ಮೆಲಕ್ ಹಾಕೊಂಡ್ವಿ ನಾವು ಇತ್ತೀಚೆಗೆ ಹೋಗಿದ್ವಿ. ಆವಾಗ ಕೆಲವು ಮನೆಗಳನ್ನ ಕೇಳಿದ್ವಿ ನಾವು. ಪಾಪ ಅವ್ರಿಗೆ ಯಾರಿಗೂ ಏನು ಗೊತ್ತಿಲ್ಲ. ಇವತ್ತಿನ ತಲೆಮಾರಿನವರು ಗೊತ್ತಿಲ್ಲ ಅವ್ರಿಗೆ. ಅಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ದೇವಸ್ಥಾನದಲ್ಲಿ ಭೀಮ್ಗಳು ಇರ್ತಾವಲ್ಲ ಮರದ ತೊಲೆಗಳ ಭೀಮ್ಗಳು ಅವಾಗ ದೇವಸ್ಥಾನದಲ್ಲೆಲ್ಲ ಹಾಗೇನೆ
7: ಇದ್ದವು ದೊಡ್ಡ ದೊಡ್ಡ ಮರದ
6: ದಿಂಬೆಗಳನ್ನ ಅಡ್ಡ ಇಟ್ಟುಬಿಟ್ಟು ಅದಕ್ಕೆ ಪೋಲ್ ಮಾಡಿಕೊಂಡು ನಿಲ್ಲಿಸ್ಕೊಂಡು ವರ್ಕ್ ಆಗ್ತಾ ಇತ್ತು. ಐ ಮೀನ್ ದೇವಸ್ಥಾನ ನಡೀತಾ ಇತ್ತು. ಆ ಭೀಮ್ಗಳಲ್ಲೂ ಕೂಡ ಈ ಘೋಷಣೆಗಳನ್ನ ಬರೀತಾರೆ. ಬರೆದು ಬಿಟ್ಟು ಓದಕ್ ಬರೆದಿದ್ದವರು ಕೂಡ ಏನು ಅಂತ ಕೇಳೋ ಹಾಗಿರ್ಬೇಕು. ಆ ರೀತಿ ಬರೆದಿದ್ದನ್ನ ದಾಖಲೆಗಳು ಇದಾವೆ.
7: ಅದರಲ್ಲೇ ಗೊತ್ತಾಗುತ್ತೆ ದೇಶ ಪ್ರೇಮ ಎಷ್ಟಿತ್ತು ಅಂತ.
6: ಹಾ ಎಸ್ ಡೆಫಿನೆಟ್ಲಿ ಡೆಫಿನೆಟ್ಲಿ ಅವರು ಯಾಕೆ ಹೋರಾಡ್ತಾ ಇದ್ರು ಆಮೇಲೆ ದೇಶ ಸ್ವಾತಂತ್ರ್ಯ ಯಾಕೆ ಆಗಬೇಕು ಅನ್ನೋದ್ರ ಬಗ್ಗೆ ನಿಧಾನಕ್ಕೆ ಅವ್ರಿಗೆ ಅರಿವು ಬಂದಿತ್ತು. ಅಷ್ಟೆಲ್ಲ ಆಗಲಿ ಅವ್ರು ಏನ್ ಮಾಡ್ತಾ ಇದ್ರು ಕೆಲವ್ರು ನಾಟಕಗಳನ್ನು ಮಾಡ್ತಾ ಇದ್ರು. ಇಲ್ಲೊಬ್ಬ ಜತ್ಯಪ್ಪ ಅಂತ ಒಬ್ಬ ಮನುಷ್ಯ ಬರ್ತಾನೆ, ಅವ್ನು ನೇಕಾರ ಪಂಗಡದವನು. ಅವನೇನು ಮಾಡ್ತಾ ಇದ್ದ, ನಾಟಕಗಳನ್ನು ಅಭಿನಯಿಸೋದ್ರ ಜೊತೆ ಹೇಳ್ಕೊಡ್ತಿದ್ದ. ಅವನು ಟೆಕ್ನಿಕಲಿ ಅಲ್ದಿದ್ರು ಒಂದು ಮಟ್ಟಕ್ಕೆ ನಾಟಕ ಆಡಬೇಕು, ಕಿತ್ತೂರು ಚೆನ್ನಮ್ಮ ನಾಟಕ ಆಡಬೇಕು, ಆಮೇಲೆ ಮಹಾತ್ಮ ಗಾಂಧಿದನ್ನೇ ನಾಟಕ ಆಡಬೇಕು, ಸ್ವಾಮಿ ವಿವೇಕಾನಂದರ ವಿಚಾರಗಳನ್ನು ನಾಟಕದ ಮೂಲಕ ತಿಳಿಸಬೇಕು, ಇವೆಲ್ಲ ಅವನು ಮಾಡ್ತಾ ಇದ್ದ. ಸೊ ನಾಟಕ ಮಾಡ್ತಾನೂ ಕೂಡ ಅವರು ಏನ್ ಮಾಡಿದ್ರು, ನಮ್ಮ ದೇಶದ ಬಗ್ಗೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಾ
7: ಇದ್ದಾರೆ, ಜಾಗೃತಿ ಕಾರ್ಯಕ್ರಮ.
6: ಅಲ್ಲಿ ಪ್ರಾಬ್ಲಮ್ ಏನಾಗಿಂತಂದ್ರೆ ಈ ಬೆಂಕಿ ಹಚ್ಚು ಹಾಳು ಮಾಡು ಅನ್ನೋದು ಬಂದಾವಾಗ ಎಲ್ಲೋ ಒಂದ್ ಕಡೆಗೆ ಆ ಒಂದು ಹೋರಾಟ ತನ್ನ ತೀವ್ರತೆ ಕಳ್ಕೊಳ್ಳುತ್ತು ಅಂತ ನನಗನ್ಸು. ಯಾಕಂತಂದ್ರೆ ಇಟ್ಸ್ ಈಸಿ ಟು ಮೇಕ್ ವೇ ಟು ದಿ ಬ್ರಿಟಿಷ್ ಪೀಪಲ್ ಇನ್ಸೈಡ್ ಅವರ್ ಅರೇನಾ. ಸೊ ಹೀಗೆ ಆಗುತ್ತಾ ಇರಬೇಕಾದ್ರೆ ಏನಾಗುತ್ತೆ, ಈಸೂರಿನಲ್ಲಿ ಒಂದು ಯೋಚನೆ ಬರುತ್ತೆ
7: ಜನರ ಮಧ್ಯೆ.
6: ಹೌದು, ಅಲ್ಲೇನಾಗುತ್ತೆ, ಈಸೂರು ಅಂದ್ರೆ ಹೇಗಿತ್ತು ಅಂದ್ರೆ ಶಿಕಾರಿಪುರದಿಂದ 7 ಮೈಲ್ ದೂರ. 7 ಮೈಲ್ ದೂರ. ಸೊ ಅಲ್ಲಿಂದ ಬರಬೇಕಂದ್ರೆ ತುಂಬಾ ದೂರ ಆಗ್ತಿತ್ತು. ಅಂಡ್ ಶಿಕಾರಿ ಒಳದಾರಿಯಲ್ಲಿ ಬಂದ್ರೆ 4 ಮೈಲ್ ದೂರ. ಈ ಕಡೆಗೆ ನಮ್ಮ ಸಾಗರದ ರಸ್ತೆ ಅಂತೂ ಸುಮಾರು 30-35 ಕಿಲೋಮೀಟರ್ ದೂರ. ಸೊ ಹೀಗೆ ಒಂದು ಈಸೂರು ಒಂದು ಐಲ್ಯಾಂಡ್ ಅಂತ ಹೇಳ್ಬೋದು, ಆ ರೀತಿ ಇತ್ತು. ಆಮೇಲೆ ಇವತ್ತಿಗೂ ಕೂಡ ಈಸೂರಿನಲ್ಲಿ ಒಂದು ಏನಿದೆ, ಊರು ಸುತ್ತ ಒಂದು ಕಂದಕ ಇದೆ. ಅದೇನಾಗುತ್ತೆ ಅಂತಂದ್ರೆ ಹಿಂದೆ ಯಾರೋ ಒಬ್ಬ ಒಂದು ಪ್ರಾಮಿನ್ಸ್ ಮಾಡ್ಕೊಂಡು ಆಳ್ತಾ ಇದ್ದಿರಬಹುದೇನೋ ಅನ್ನುವಷ್ಟು ಮಟ್ಟಿಗೆ ಒಂದು ಕಂದಕ ಇದೆ. ಆಮೇಲೆ ಆಚೆಗೆ ಕುಮದ್ವತಿ ನದಿ ಇದೆ. ಎಲ್ಲೂ ಬರೋದಕ್ಕೆ ದಾರಿ ಇಲ್ಲ, ಥಟ್ಟ ಅರಣ್ಯ. ಕಾಡು ಅಂದ್ರೆ ಹೇಗಿತ್ತು ಅಂದ್ರೆ ನಾವೇ ಚಿಕ್ಕ ಹುಡುಗರಿಂದ ನೋಡಿದ್ವಿ, ಅದ್ಭುತವಾದ ಅರಣ್ಯ ಇತ್ತು ಅಲ್ಲಿ. ಅದು ಮತ್ತು ಗಂಧದ ಅರಣ್ಯ, ಬೀಟೆ, ತೇಗ ಇಂತಹ ಮರಗಳು ಇದ್ದಂತಹ ಒಂದು ದೊಡ್ಡ ಅರಣ್ಯ. ಅಲ್ಲಿ ಏನಾಯ್ತು ಅಂದ್ರೆ ಅಲ್ಲಿಯ ಹುಡುಗರಿಗೆ ಒಂದು ಧೈರ್ಯ ಇತ್ತು. ತಕ್ಷಣಕ್ಕೆ ನಮ್ಮನ್ನು ಯಾರು ಬಂದು ಭೇಟಿ ಮಾಡೋದಿಲ್ಲ ಅಥವಾ ನಮ್ಮನ್ನ
7: ಬಂಧಿಸೋದಿಲ್ಲ
6: ಅಥವಾ ನಮ್ಗೆ ಯಾವುದೇ ರೀತಿಯ ತೊಂದರೆ ಕೊಡೋದಿಲ್ಲ ಅಂತಕ್ಕಂಥದ್ದು ಅವ್ರಿಗೆ ಇತ್ತು. ಆಮೇಲೆ ಅದು ಅದೇನೆ ಅವ್ರಿಗೆ ಮುಂದೆ ಅದು ಉರುಳಾಗುತ್ತೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ.
7: ಆಯ್ತಾ,
6: ಅದಕ್ಕೆ ಏನ್ ಮಾಡೋದು, ನಾವು ಮಾಡಿದ್ದೆಲ್ಲ ಸರಿ ಅಂತ ಹೇಳಿ ಒಂದು ತೀರ್ಮಾನ ಮಾಡಿದ್ರು. ಆದರೆ ಸಾಹುಕಾರ ಬಸವಣ್ಣಪ್ಪ, ನಾಗವಂದದ ಭರಮಣ್ಣ, ಗಿರಿಮಾಜಿ, ಆಮೇಲೆ ಡಾಕ್ಟರ್ ತ್ಯಾರಣಿ ಅಂತ ಒಬ್ರು ಬರ್ತಾರೆ, ಅವರೆಲ್ಲ ಕೂತ್ಕೊಂಡು ಹೇಳ್ತಾ ಇರಬೇಕಾದ್ರೆ ಅಹಿಂಸೆಯ ಬಗ್ಗೆನೇ ಹೇಳ್ತಾ ಇದ್ರು. ಆದರೆ ಯುವಕರ ಗುಂಪು ಏನು ಮಾಡ್ತಿತ್ತು, ಇಲ್ಲ ಅಹಿಂಸೆಯಿಂದ ಎಷ್ಟು ದಿವಸ ನಾವು ಮಾಡೋಕ್ಕಾಗುತ್ತೆ, ನಾವು ಏನಾದರೂ ಮಾಡಿ ಅವರಿಗೆ ತೊಂದರೆ ಕೊಡಬೇಕು ಅಂತ ಒಂದು ಗುಂಪು. ಸೊ ಸಹಜವಾಗಿರುತ್ತೆ. ಆಯ್ತಾ, ಆಮೇಲೆ ಒಂದು ಊರು ಅಂದಮೇಲೆ ಈಗ ಒಂದು ಹೋರಾಟ ನಡೀತಿತ್ತು ಅಂತಂದರೆ ಅದರ ವಿರುದ್ಧ ದೂರು ಹೇಳೋರು ಒಂದಷ್ಟು ಗುಂಪಿರುತ್ತೆ. ಇದನ್ನೆಲ್ಲ ಈಸೂರಿನಲ್ಲಿ ಒಂದು ಸ್ವಲ್ಪ ನಾನು ನನ್ನ ಚಟುವಟಿಕೆಯಲ್ಲಿ ಗಮನಿಸಿದ್ದೆ. ಅವ್ರೇನು ಮಾಡ್ತಾರೆ, ಒಂದು ಒಂದು ಫೈನ್ ಡೇ ನಮ್ಮದೇ ಸರ್ಕಾರ ಮಾಡಿಕೊಂಡ್ರೆ ಹೇಗೆ,
7: ಅದೇ ಅವ್ರವ್ರ ಗುಂಪಲ್ಲೇ ಇದು ನಡೆಯುತ್ತೆ.
6: ಸರಿ, ಬಟ್ ಶಾಂತಿಯುತವಾಗಿ ಮಾಡೋದಾದ್ರೆ ಏನು ಬೇಕಾದ್ರೂ ಮಾಡಿ ಅಂತ ಸಾಹುಕಾರ ಬಸವಣ್ಣಪ್ಪನವರು ಮತ್ತು ಗಿರಿಮಾಜಿಯವರು ಅವಾಗ ಹೇಳ್ತಿರ್ತಾರೆ. ಆವಾಗ ಶಾಂತಿಯುತವಾಗಿ ಮಾಡೋದು ಅಂತಂದ್ರೆ ಹೇಗೆ ಮಾಡಬೇಕು, ಅವರು ಬಂದು ನಮ್ಮನ್ನು ಬಂಧಿಸಿದ್ರೆ ನಾವು ಬಂಧನಕ್ಕೊಳಗಾಗಬೇಕಾ ಎಂತೆಲ್ಲ ಬರುತ್ತೆ, ಮಾಡೋದಾದ್ರೆ ಯಾರು ಮಾಡಬೇಕು ಅಂತ. ಸೊ ಕೊನೆಗೇನು ಮಾಡ್ತಾರೆ, ಚಿಕ್ಕ ಮಕ್ಕಳ ಸರ್ಕಾರ ಒಂದನ್ನು ರಚನೆ ಮಾಡ್ತಾರೆ.
7: ಓಕೆ, ಓ ಇದೆಲ್ಲ ನಮಗೆ ಗೊತ್ತಿರಲಿಲ್ಲ ಸರ್.
6: ಪ್ರಪಂಚದಲ್ಲಿ ಎಲ್ಲೂ ಆಗಿರ್ತಕ್ಕಂತಹ ಆಗದೇ ಇರ್ತಕ್ಕಂತಹ ಘಟನೆ ಇದು. ಅಲ್ಲಿ ಒಂದು ಫ್ಯಾಮಿಲಿ ಇರುತ್ತೆ, ಈ ಸಾಹುಕಾರ ಬಸವಣ್ಣಪ್ಪ ಅಂತಿದಾರಲ್ಲ, ಇವರ ತಂಗಿಯ ಮಗ ಜಯಪ್ಪ ಅಂತ ಹೇಳ್ಬಿಟ್ಟು ಮನೆ ತೀರ್ಕೊಂಡು ಅವರನ್ನ ತಹಶೀಲ್ದಾರ್ ಮಾಡ್ತಾರೆ. ಆಗ ಅವರಿಗೆ 9 ಇಯರ್ಸ್ 10 ಇಯರ್ಸ್, ಅವನು ತಹಶೀಲ್ದಾರ್. ಆಮೇಲೆ ಪೊಲೀಸ್ ಪಟೇಲ್ ಅಂತ ಹೇಳಿ ಒಬ್ಬನನ್ನು ನಾಮಿನೇಟ್ ಮಾಡ್ತಾರೆ, ಅವನು ಪಟೇಲ್ ಮಲ್ಲಪ್ಪಯ್ಯ ಅಂತ ಹೇಳಿ ಒಬ್ಬರು ನಮ್ಮಲ್ಲಿ ಖ್ಯಾತ ಸಾಹಿತಿಗಳಿದ್ದಾರೆ, ವಿಜಯಶ್ರೀ ಅಂತ ಹೇಳಿ ಅವರ ತಂದೆಯವರವರು. ಅವರನ್ನು ನೋಡಿದ್ವಿ ನಾನು, ಅವರಿಗೆ ಒಂದು ಬಾಯನಟ್ಟನ್ನು ಹಾಕಿದ ಹೊಟ್ಟೆ ಮೇಲೆ ಹಾಕಿದ್ದ ಗುರುತು ಕೂಡ ಮನೆ ತನಕ ಇತ್ತು. ಅಂದ್ರೆ ಅವ್ರು ತಿರ್ಕೊಂಡಾಗ
7: ಹಾಗೆ
6: ಆಯ್ತಾ, ಅವರನ್ನ ಪೊಲೀಸ್ ಪಟೇಲ್ ಮಾಡ್ತಾರೆ. ಆಮೇಲೆ ಇನ್ನು ಉಳಿದವರೆಲ್ಲ ಹಿಂದ್ಗಡೆ ಇರ್ತಾರೆ. ಈ ಸಾಹುಕಾರ ಬಸವಣ್ಣಪ್ಪನವರು, ಅವರ ತಮ್ಮ, ಅವರ ತಮ್ಮನ ಮಗ, ಇವರೆಲ್ಲರೂ ಕೂಡ ಜಸ್ಟ್ ಸಪೋರ್ಟರ್ಸ್ ಇದ್ದವಾಗ ಅವರು ಒಂದು ಠರವ ಮಾಡ್ತಾರೆ, ಊರಿನಲ್ಲಿ ಯಾರೇ ಬಂದರೂ ಕೂಡ ನಮ್ಮ ಪರ್ಮಿಷನ್ ತೆಗೆದುಕೊಂಡು ಬರಬೇಕು.
7: ಓ ಹಾಗೆ.
6: ನಮ್ಮ ಪರ್ಮಿಷನ್ ತಗೊಂಡು ಒಳಗಡೆ ಬರಬೇಕು. ಬರೋಕ್ಕೆ ಮುಂಚೆ ಅವರು ತಮ್ಮ ಸರ್ಕಾರದ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬರಬೇಕು. ಓಕೆ, ಇದು ಒಂದು ರೀತಿ. ಆಮೇಲೆ ಒಂದು ಬೋರ್ಡ್ ಹಾಕ್ತಾರೆ ಊರಿನ ಅಗಸೆ ಬಾಗಿಲಿನಲ್ಲಿ, ಯಾವುದೇ ಬೇಜವಾಬ್ದಾರಿ ಸರ್ಕಾರದ ಅಧಿಕಾರಿಗಳಿಗೆ ಊರಲ್ಲಿ
7: ಪ್ರವೇಶವಿಲ್ಲ.
6: ಬಂದರೆ ಅಂತ ಒಂದು ದೊಡ್ಡ ಕ್ವಶನ್ ಮಾರ್ಕ್. ಈ ಅಧಿಕಾರಿಗಳು ನಮ್ಮಲ್ಲಿ ಎಷ್ಟು ಮಟ್ಟಿಗೆ ಬುದ್ಧಿವಂತ ಇರ್ತಾರೆ ಅಂದ್ರೆ, ಬಂದರೆ ಅಂತಕ್ಕಂತ ವರ್ಡನ್ನ ಅವ್ರು ಹಿಡ್ಕೊಂಡು ಬಿಡ್ತಾರೆ. ಕೊನೆಗೆ ಬಂದರೆ ಏನಿಲ್ಲ, ನಾವು ಪನಿಷ್ಮೆಂಟ್ ಕೊಡ್ತೀವಿ ಅಂತಾರೆ. ಈ ಬೋರ್ಡ್ ಅನ್ನ ಏನ್ ಮಾಡ್ತಾರೆ, ನೋಡ್ತಾರೆ ಬಂದು. ಅಲ್ಲಿ ಏನಾಗುತ್ತೆ, 25-9 ಶಾನುಭೋಗರು ಮತ್ತು ಊರಿನ ಪಟೇಲ್ರು ಗುರುಬಸವಯ್ಯನವರು ಅವರು ಈಸೂರಿಗೆ ಬರ್ತಾರೆ 25 ಈಸೂರಿಗೆ ಬಂದವಾಗ ಅವರಿಗೆ ಅವ್ರೇನು ಮಾಡ್ತಾರೆ, ಬಂದವಾಗ ಊರಿನ ದೇವಸ್ಥಾನ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ, ಆ ದೇವಸ್ಥಾನಕ್ಕೆ ಹೋಗ್ತಾರೆ, ಅಲ್ಲಿ ಕೂತ್ಕೋತಾರೆ, ತಮ್ಮ ಖಾತೆ ಕಿರ್ದಿಗಳನ್ನೆಲ್ಲ ಹರಡ್ಕೋತಾರೆ. ಹರಡಿಕೊಂಡು ಊರಿನ ವಸೂಲಿ ಇರ್ತಾರೆ, ಕಂದಾಯ ವಸೂಲಿ ಇತ್ಯಾದಿ ಇತ್ಯಾದಿಗಳನ್ನು ವಸೂಲಿ ಮಾಡೋದಕ್ಕೆ ಅಂತ ಕೂತ್ಕೋತಾರೆ. ಈ ಸರ್ಕಾರ ಮಾಡಿದ್ದು, ಇವರು ಸರ್ಕಾರ ಮಾಡ್ಕೊಂಡಿರೋದು ಅವ್ರಿಗೆ ಗೊತ್ತಿರೋದಿಲ್ಲ, ಮಕ್ಕಳ ಸರ್ಕಾರ,
7: ಮಕ್ಕಳ ಸರ್ಕಾರ.
6: ಅವ್ರೇನು ಮಾಡ್ತಾರೆ, ಅಲ್ಲಿ ಹೋಗಿ ಎಲ್ಲ ತಕ್ಕೊಂಡು ಕೂತಿರುವಾಗ ಹುಡುಗರು ಒಂದಷ್ಟು ಗುಂಪು ಹೋಗಿ ಖಾತೆ ಕಿರ್ದಿಗಳನ್ನೆಲ್ಲ ಕಿತ್ಕೊಂಡು
7: ಓಡೋಗ್ಬಿಡ್ತಾರೆ ಬ್ರಿಟಿಷರ ಕೈಯಿಂದ.
6: ಅಲ್ಲ, ಈ ಪಟೇಲ್ ಪಟೇಲರು ಮತ್ತು ಪಟೇಲ್ ಗುರುಬಸವಯ್ಯನವರ ಕೈಯಿಂದ ಮತ್ತು ಇದು ಏನೋ ಶಾನುಭೋಗರು ರಂಗನಾಥಯ್ಯ ಅವ್ರ ಕೈಯಿಂದ ಕಿತ್ಕೊಂಡು ಓಡೋಗ್ಬಿಡ್ತಾರೆ. ಅದು ದೊಡ್ಡ ಅಫೆನ್ಸ್. ಸೊ ಅಲ್ಲಿ ಅಲ್ಲಿಂದ ಕಿಚ್ಚು ಶುರು ಆಗುತ್ತೆ. ಕೊನೆಗೆ ಅನಿವಾರ್ಯವಾಗಿ ಇವ್ರು ಏನು ಮಾಡ್ತಾರೆ, ಇದು ಶಿಕಾರಿಪುರಕ್ಕೆ ಬರ್ತಾರೆ. ಅವ್ರು ಶಿಕಾರಿಪುರದ ಮುಖ್ಯ ಜಾಗ ಅಲ್ಲ, ಶಿಕಾರಿಪುರಕ್ಕೆ ವಾಪಸ್ ಬಂದು ಹೀಗಾಗಿಬಿಟ್ಟಿದೆ ಏನು ಮಾಡಬೇಕು ಅಂತ ಕೇಳ್ತಾರೆ. ಅಮಲ್ದಾರಿಗೆ ಮತ್ತು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಸರಿ, ನೀವು ಕಳ್ಕೊಂಡಿದ್ದೀರಾ, ನೀವು ವಸೂಲು ಮಾಡ್ಕೊಂಡು ಬರಬೇಕು ಅದನ್ನು, ಅದು ಹೇಗೆ ಇನ್ಫ್ಲೂಯೆನ್ಸ್ ಮಾಡ್ತೀರೋ ಮಾಡಿ ನೋಡೋಣ ಅಂಥೇಳಿ ಅವರು ವಾಪಸ್ ಕಳಿಸ್ಕೊಡ್ತಾರೆ. ಆ ನಂತರ 26 ಅವರು ಬರೋದಿಲ್ಲ, 27 ಈಶ್ವರಿಗೆ ಬರ್ತಾರೆ. ಯಾರು? ಗುರುಬಸವಯ್ಯನವರು ಮತ್ತು ರಂಗನಾಥಯ್ಯ. ಬಂದಾವಾಗ ಏನು ಮಾಡ್ತಾರೆ, ಅವರು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದಿಲ್ಲ, ಗೌರವೇಶ್ವರ ಟೆಂಪಲ್ ಅಂತ ಅಲ್ಲೇ ಪಕ್ಕದಲ್ಲಿದೆ, ಅಲ್ಲಿ ಹೋಗಿ ಕೂತ್ಕೊಂಡು ಸಾಹುಕಾರ ಬಸವಣ್ಣಪ್ಪ ತಳವಾರನ ಮೂಲಕ ಹೇಳಿ ಕಳಿಸ್ತಾರೆ.

0: ಸಾವುಕಾರ ಬಸವಣ್ಣಪ್ಪನವರು ಬರೋದಿಲ್ಲ, ಕೂಡಲೇ ಬರೋದಿಲ್ಲ ಅಷ್ಟೇ. ಬಟ್ ಅದೇನಾಗುತ್ತೆ, ಇವರಿಗೆ ಸ್ವಲ್ಪ ರಚ್ಚು ಜಾಸ್ತಿ ಆಗುತ್ತೆ. ಅವರು ಒಬ್ಲೈಜ್ ಮಾಡ್ತಾ ಇಲ್ಲ, ಸರ್ಕಾರಿ ಅಧಿಕಾರಿಗಳನ್ನ ಒಬ್ಲೈಜ್ ಮಾಡ್ತಾ ಇಲ್ಲ ಅನ್ನೋ ರಿಪೋರ್ಟನ್ನು ಬರ್ಕೊಂಡಿದ್ದಾರೆ. ಬರ್ಕೊಂಡ್ಬಿಟ್ಟು ಅಷ್ಟರಲ್ಲಿ ಏನಾಗುತ್ತೆ, ಖಾತೆ ಕಿರ್ದಿಗಳನ್ನು ತಂದುಕೊಡ್ಬೇಕು, ಇಲ್ಲ ಅಂದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಇಡೀ ಊರು ತುಂಬ ಅಂತ. ಕೊನೆಗೆ ಈ ಸಣ್ಣ ಮಕ್ಕಳ ಸರ್ಕಾರ ಇರ್ತಲ್ಲ, ಏನಿಲ್ಲ ಅವರನ್ನೇ ಕಳಿಸ್ತಾರೆ ಅವರು ದೊಡ್ಡವರು, ಹೋಗಿ ನೀವು ವಾಪಸ್ ಪುಸ್ತಕ ಕೊಡಬೇಕು, ಕೊಟ್ಟುಬಿಟ್ಟು ನೀವು ಅದನ್ನ ಸರಿ ಮಾಡ್ಕೊಂಡು ಬನ್ನಿ ಅಂತ. ಬಟ್ ಆ ಮಕ್ಕಳು ಬಂದುಬಿಟ್ಟು ಅವ್ರಿಗೆ ನೀವು ಯಾರನ್ನ ಕೇಳಿ ಒಳಗೆ ಬಂದ್ರಿ, ಫಸ್ಟ್ ಕ್ವಶನ್,
1: ಓಕೆ
0: ನೀವು ನಮ್ಮನ್ನು ಕೇಳ್ದೇ ಒಳಗೆ ಬಂದಿರೋದ್ರಿಂದ ನೀವು ಗಾಂಧಿ ಟೋಪಿ ಹಾಕ್ಕೊಳ್ಬೇಕು,
1: ಓಕೆ
0: ನಿಮ್ಮ ಹ್ಯಾಟ್ ಅನ್ನು ತೆಗೀರಿ, ಗಾಂಧಿ ಟೋಪಿ ಹಾಕ್ಕೊಳ್ಬೇಕು, ನಾವು ಹಾಕೋದಿಲ್ಲ ಅಂತಾರೆ. ಸರಿ, ನೀವು ಪನಿಷ್ಮೆಂಟ್ ಕೊಡ್ತೀವಿ ಅಂತ ಹೇಳಿ ಅವರನ್ನು ಏನು ಮಾಡ್ತಾರೆ, ಸುಮಾರು ಒಂದು ತಾಸಿನ ತನಕ ಒಂಟಿ ಕಾಲ ಮೇಲೆ ನಿಲ್ಲಿಸ್ತಾರೆ.
1: ಮಕ್ಕಳ ಸರ್ಕಾರದಲ್ಲಿದ್ದಂತ
0: ಒಂಟಿ ಕಾಲ ಮೇಲೆ ನಿಲ್ಲಿಸ್ತಾರೆ, ನಿಂತ್ಕೊಳ್ಳೋದಿಲ್ಲ ಅಂದ ಕೂಡಲೇ ಪಟ್ ಪಟ್ ಅಂತ ಕಾಲಿಗೆ ಹೊಡಿತಾರೆ. ಸೊ ಅಲ್ಲಿ ಹಿಂಸೆ ಶುರುವಾಗುತ್ತೆ. ಹೊಡೆದಾವಾಗ ಅವರು ನಿಂತ್ಕೊಳ್ತಾರೆ, ನಿಂತ್ಕೊಂಡು ಮತ್ತೆ 10 ರೂಪಾಯಿ ದಂಡ ಕೊಡಿ ಅಂತ ಹೇಳ್ತಾರೆ. ದಂಡ ಕೊಡೋದಕ್ಕೆ 10 ರೂಪಾಯಿ ಅಂದ್ರೆ ಅವತ್ತಿನ ದಿವಸ ಸಾಮಾನ್ಯ ಹಣ,
1: ದೊಡ್ಡ ಅಮೌಂಟ್ ಸರ್,
0: ಅವ್ರ ಹತ್ರ ಇರೋದಿಲ್ಲ, ಕೊಡೋಕ್ಕೂ ಆಗೋದಿಲ್ಲ ಅವರಿಗೆ. ಕೊನೆಗೆ ಅವ್ರಿಗೆ ಒಂಟಿ ಕಾಲ ಮೇಲೆ ನಿಂತ್ಕೊಂಡು ಪನಿಷ್ಮೆಂಟ್ ಅನ್ನು ಅನುಭವಿಸಿ ಅಷ್ಟಾದ್ರೂ ಕೂಡ ಏನ್ ಮಾಡ್ತಾರೆ, ಈ ಸಾವುಕಾರ ಬಸವಣ್ಣಪ್ಪನವರು ಅಲ್ಲಿ ಹೋಗೋದೇ ಇಲ್ಲ. ಹೋಗಿದ್ರೆ ಬಹುಶಃ ಅದನ್ನೆಲ್ಲ ಅನಾಹುತ ತಡಿತಾ ಇದ್ರೆ. ಬಟ್ ಬ್ರಿಟಿಷ್ ದಾಖಲೆಗಳು ಏನು ಮಾಡ್ತವೆ ಅಂದರೆ, ಉರಿ ಬಿಸಿಲಿನಲ್ಲಿ ನಿಲ್ಲಿಸಿದರು ಅಂತ ಒಂದು ದಾಖಲಿಸ್ತಾರೆ. ಮಜಾ ಏನು ಅಂದರೆ, ಅದು ಸೆಪ್ಟೆಂಬರ್ ತಿಂಗಳು, ದಟ್ಟ ಅರಣ್ಯದ ಜಾಗ,
1: ಹೌದು,
0: ಬಿಸಿಲಿಗೆ ಜಾಗವೇ ಇಲ್ಲ. ಇವ್ರು ಇರೋ ಜಾಗವಂತೂ ಈ ಹುಡುಗರು ಏನೋ ಕೂತಿದ್ರಲ್ಲ ಆ ಜಾಗ, ಚಪ್ರ ಹಾಕೊಂಡು ನಿಲ್ಸಿರ್ತಾರೆ. ಆ ಚಪ್ರದಲ್ಲಂತೂ ಬಿಸಿಲು ಬರಕ್ಕೆ ಚಾನ್ಸಸ್ಸೇ
1: ಇಲ್ಲ,
0: ಅಷ್ಟು ದೊಡ್ಡ ಚಪ್ರ ಹಾಕಿದಾರಂತ. ಯಾಕಂದ್ರೆ ಅವ್ರು ಪ್ರತ್ಯಕ್ಷ ದರ್ಶನೇ ಹೇಳಿದ್ರು ನಮಗೆ, ಇಲ್ಲಿಂದ ಇಲ್ಲಿ ತಂಗ ಚಪ್ರ ಹಾಕಿದ್ವಿ ಅಂತ. ಸೊ ಉರಿ ಬಿಸಿಲು ಅಂತ ದಾಖಲೆ ಮಾಡ್ತಾರೆ. ಆಮೇಲೆ ಸುಮಾರು ಕಾಲುಗಳಿಗೆ ಪೆಟ್ಟು ಕೊಟ್ರು ಅಂತ ಹೇಳ್ತಾರೆ. ಪೆಟ್ಟು ಕಾಲಿಗೆ ಪೆಟ್ಟು ಕೊಟ್ರೆ ಅವ್ರು ಶಿಕಾರಿ ಬಿಡ ತನಕ ಹೋಗಕ್ಕಾಗತ್ತಾ
1: ಅಲ್ವಾ ಸರ್?
0: ಅಲ್ವಾ. ಸೊ ಇಂಥವೆಲ್ಲ ಕಾಂಟ್ರವರ್ಷಿಯಲ್ ಇದೆಲ್ಲ ರೆಕಾರ್ಡ್ಸ್ ಆಗಿದೆ. ಕೊನೆಗೆ ಅವರು ಹೋಗ್ತಾರೆ, ಹೀಗಾಗಿದೆ ಅಂತ ಹೇಳಿದವಾಗ ಅನಿವಾರ್ಯವಾಗಿ 28ನೇ ತಾರೀಕು ತಹಶೀಲ್ದಾರರು ಒಂದು 8 ಜನಗಳ ಜೊತೆಗೆ ಬರ್ತಾರೆ ಈಸೂರಿಗೆ.
1: ಓಕೆ.
0: ಚನ್ನಕೃಷ್ಣಪ್ಪನವರು ತಹಶೀಲ್ದಾರ್, ಅವ್ರ ಜೊತೆಗೆ ಮಿಸ್ಟರ್ ಜಮೀರುದ್ದೀನ್ ಶರೀಫ್ ಅಂತ ಹೇಳಿ ಒಬ್ರು ಸಬ್ ಇನ್ಸ್ಪೆಕ್ಟರ್, ಅವ್ರು ಬರ್ತಾರೆ. ಅಂಡ್ ಕೆಂಚೇಗೌಡರು ಬರ್ತಾರೆ, ಅವರು ಕೂಡ ಸಬ್ ಇನ್ಸ್ಪೆಕ್ಟ್ರು. ಮುನಿಯಪ್ಪ ಅಂತ ಹೇಳಿ ರೆವಿನ್ಯೂ ಇನ್ಸ್ಪೆಕ್ಟರ್ ಬರ್ತಾರೆ. ಸತ್ತಾರ್ ಸಾಬ್, ಇಸಾಕ್ ಮಿಯಾ, ರಾಮಯ್ಯ ಅಂತಕ್ಕಂಥವ್ರು ದಫೆ ಇದು ಪೊಲೀಸ್ ಕಾನ್ಸ್ಟೇಬಲ್, ಆಮೇಲೆ ಜತ್ತಪ್ಪ ಅಂಥೇಳಿ ಈ 8 ಜನರು ಈಸೂರಿಗೆ ಬರ್ತಾರೆ.
1: ಓಕೆ.
0: ಈಸೂರಿಗೆ ಬಂದಾವಾಗ ಏನಾಗುತ್ತೆ, ಅವರು ನೋಡ್ತಾರೆ ಆ ಫಲಕವನ್ನು ಮೊದಲು ತೆಗೆಸ್ತಾರೆ, ತೆಗೆದಾಕಿ ಅಂತೇಳಿ ತೆಗೆದು ಹಾಕಿದ್ಮೇಲೆ ಹುಡುಗರಿಗೆಲ್ಲ ಸಿಟ್ಟು ಬರುತ್ತೆ.
1: ಓಕೆ.
0: ಆ್ಯಂಡ್ ಅವ್ರೇನು ಮಾಡ್ತಾರೆ, ಸೀದಾ ವೀರಭದ್ರ, ಇವರು ಮಾಮೂಲಿ ಹಾಕಿ ವೀರಭದ್ರ ದೇವಸ್ಥಾನಕ್ಕೆ ಹೋಗ್ತಾರೆ. ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋದಾವಾಗ ಅಲ್ಲೆಲ್ಲ ನಿಧಾನಕ್ಕೆ ಹುಡುಗರು ಬರಕ್ಕೆ ಶುರು ಮಾಡ್ತಾರೆ. ಹುಡುಗರ ಕೈಯಲ್ಲಿ ಒಂದು ದೊಡ್ಡ ಬೆಲ್ಲಿರುತ್ತೆ.
1: ಓಕೆ.
0: ಆ ಬೆಲ್, ಒಂದು ಬೆಲ್ ಹೊಡೆದ್ರೆ ಒಂದು ಅರ್ಥ, ಎರಡು ಬೆಲ್ ಹೊಡೆದ್ರೆ ಇನ್ನೊಂದು ಅರ್ಥ.
1: ಓ.
0: ಆ ಬೆಲ್ ಕಂಟಿನ್ಯೂಸ್ ಆಗಿ ಹೊಡೆದ್ರು ಅಂದ್ರೆ ಮತ್ತೊಂದು ಅರ್ಥ. ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ತಾರೆ. ಇವರು ಹುಡುಗರು ಬೆಲ್ ಹೊಡಿತಾರೆ, ಹೊಡೆದ ಕೂಡಲೇ ಏನ್ ಮಾಡ್ತಾರೆ, ಈ ಸಬ್ ಇನ್ಸ್ಪೆಕ್ಟರ್ ಆ ಬೆಲ್ ಅನ್ನು ಕಿತ್ಕೊಂಡು ಬಿಡ್ತಾರೆ. ಅಲ್ಲಿ ಆ ಗುಂಪಿನಲ್ಲಿ ಗುರಪ್ಪ ಅಂತ ಒಬ್ಬ ಮನುಷ್ಯ ಇರ್ತಾನೆ, ಅವನೇನ್ ಮಾಡ್ತಾನೆ, ಸಬ್ ಇನ್ಸ್ಪೆಕ್ಟರ್ ಕೈಯಿಂದ ಬೆಲ್ ಅನ್ನು ಕಿತ್ಕೊಂಡು ಹುಡುಗರು ಬಿಸಾಕ್ತಾನೆ. ಅಲ್ಲಿ ಹುಡುಗರು ಬೆಲ್ ಅನ್ನ ಪಾರ್ಸಕ್ ಶುರು ಮಾಡ್ತಾರೆ. ಅವಾಗ ಎಲ್ಲರೂ ಬರ್ತಾರೆ ಊರಿಂದ ಜನಗಳು. ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ, ಆ ಸಿಗ್ನಲ್ ಹೇಗಿರುತ್ತೆ ಅಂದ್ರೆ, ಲಾಠಿ ಜೊತೆಗೆ ಬರಬೇಕು, ದೊಣ್ಣೆಗಳನ್ನು ಹಿಡ್ಕೊಂಡು ಲಾಠಿಗಳನ್ನು ಹಿಡ್ಕೊಂಡು ಬರಬೇಕು ಅಂತ ಹೇಳಿ ಆ ಬೆಲ್ಲಿನ ಸಂಜ್ಞೆ ಇರುತ್ತಲ್ಲ ಅದ್ರ ಪ್ರಕಾರ ಬಂದ್ಬಿಡ್ತಾರೆ. ಪ್ರಭಾತ್ ಪೀರಿಗೆ 200 ಜನ ಸೇರ್ತಾ ಇದ್ರು, ಮಕ್ಕಳು, ಯಂಗ್ಸ್ಟರ್ಸ್.

0: ಈ ಬೆಲ್ ಆದ ಮೇಲೆ ಇಡೀ ಊರೇ ಬಂದ್ಬಿಡ್ತಾರೆ.
1: ಅಯ್ಯೋ,
0: ಸುಮಾರು ಒಂದು 300-400 ಜನ ಅಂತ ಹೇಳ್ಬಿಟ್ಟು ಆ ಕಣ್ಣಲ್ಲಿ ನೋಡಿದ್ರು ಒಬ್ಬರು ಹೇಳಿದರು.
1: ಓಕೆ,
0: ಹುಚ್ಚರಾಯಪ್ಪ ಅಂಥೇಳಿ ಮನೆ ತನಕ ಬದುಕಿದ್ರು ಅವರು. ಅವರು ಒನ್ ಆಫ್ ದಿ ಕನ್ವಿಕ್ಟರು. ಅವರು ಹೇಳ್ತಾ ಇದ್ರು ಇಷ್ಟು ಜನ ಇದ್ರು ವೀರಭದ್ರೇಶ್ವರ ದೇವಸ್ಥಾನ ಜನಗಳಿಗೆ ಸೇರ್ಕೊಂಡಿದ್ರು ಅಂತ ಹೇಳಿ. ಆ ಜಾಗಗಳನ್ನೆಲ್ಲ ನಾನು ನೋಡಿದ್ದೀನಿ.
1: ಓಕೆ,
0: ಕೊನೆಗೆ ಅಲ್ಲಿ ಒಬ್ಬರು ಸ್ಕೂಲ್ ಮೇಸ್ಟು ಬರ್ತಾರೆ, ಶಿವ ಹಾಲಪ್ಪ ಅಂಥೇಳಿ. ಬಟ್ ಆ ಘಟನೆಯನ್ನು ನೋಡಿದ ಒಬ್ಬರು ಶಿವಪ್ಪ ಅಂಥೇಳಿ ಅವರು ಒಂದು ಮನೆಯ ತಡಕೆ ಹಿಂದ್ಗಡೆಗೆ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ.
1: ಓಕೆ,
0: ಅದನ್ನೆಲ್ಲ ಅವ್ರು ರೆಕಾರ್ಡ್ ಮಾಡಿದ್ದಾರೆ. ಸರಿ, ಜನಗಳೆಲ್ಲ ಬಂದರು. ಕೊನೆಗೆ ಅಮಲ್ದಾರರಿಗೂ ಜನಗಳಿಗೂ ತುಂಬ ಮಾತುಕತೆ ಆಗುತ್ತೆ. ಕೆಂಚೇಗೌಡ್ರು ಅಂತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಏನು ಮಾಡ್ತಾನೆ, ಒಂದು ರಿವಾಲ್ವರ್ ತಗೊಂಡು ಶೂಟ್ ಮಾಡ್ತಾನೆ, ಎರಡು ಸಾರಿ ಶೂಟ್ ಮಾಡ್ತಾನೆ. ಆವಾಗ ಸಂಡದ ಗುರುಶಾಂತಪ್ಪ ಮತ್ತು ಪಣಿಯಪ್ಪಾಚಾರ್ಯ ಅನ್ನೋರಿಗೆ ಅದು ಪೆಟ್ಟು ಬೀಳುತ್ತೆ. ಇಬ್ಬರು ಸ್ಪಾಟ್ನಲ್ಲಿ ಅನ್ಕಾನ್ಷಿಯಸ್ ಆಗ್ತಾರೆ. ಅನ್ಕಾನ್ಷಿಯಸ್ ಆದ ಕೂಡಲೇ ಊರ್ನರೆಲ್ಲ ತಿಳ್ಕೊಳ್ಳೋದೇನು, ಗುಂಡಿನ ಹೊಡೆತ ಬಿತ್ತು ಸತ್ತೋದ್ರು
1: ಅಂತ ಅವ್ರ ಕತೆಯಲ್ಲಿ ಮುಗೀತು ಅಂತ
0: ಅಂದ ಕೂಡಲೇ ಅದೇನಾಗುತ್ತೆ, ಯಾವಾಗಲೂ ಅನ್ಕಾನ್ಷಿಯಸ್ ಆಗಿ ಬಿದ್ದರು ಅಂದ ಕೂಡಲೇ ಬಿದ್ದವರು ನೋಡಲಿಲ್ಲ, ಯಾರು ಹೊಡೆದ್ರು ಅವರನ್ನ
1: ನೋಡ್ಬಿಟ್ರು.
0: ಅಲ್ಲಿ ಏನಾಗುತ್ತೆ, ಚನ್ ಕೃಷ್ಣಪ್ಪ ಮತ್ತು ಕೆಂಚೇಗೌಡರಿಗೆ ತುಂಬ ಬೀಟಿಂಗ್ಸ್ ಆಗುತ್ತೆ,
1: ಹೊಡಿತಾರೆ.
0: ಸುಮಾರು 2.5 inch ಆಳದ ಗಾಯ ಚನ್ ಕೃಷ್ಣಪ್ಪನಿಗೂ ಆಗುತ್ತೆ, ಕೆಂಚೇಗೌಡರಿಗೂ ಆಗುತ್ತೆ. ಅದೆಲ್ಲ ಹಾಸ್ಪಿಟಲ್ ರೆಕಾರ್ಡ್ಸ್ ಅಲ್ಲಿ ಇದೆ. ಅದು ಅವರು ಏನು, ಆಮೇಲೆ ಈ ಉಳಿದ ಜನಗಳದೆಲ್ಲವನ್ನು ಜನರಿಗೂ ಸರಿಯಾಗಿ ಪೆಟ್ಟಾಗುತ್ತೆ. ಪೆಟ್ಟಾಗಿ ಅವರೆಲ್ಲ ಅಲ್ಲಲ್ಲೇ ಬೀಳ್ತಾರೆ. ಬಿದ್ದಾವಾಗ ಒಬ್ಬ ಮನುಷ್ಯ ಮಾತ್ರ, ಇಸಾಕ್ ಮಿಯಾ ಅನ್ನೋನು, ಹೇಗೋ ತಪ್ಪಿಸ್ಕೊಂಡು ಊರಿನ ಹೊರಭಾಗದಲ್ಲಿ ಒಂದು ಕೆರೆ ಇರುತ್ತೆ, ಆ ಕೆರೆಯಲ್ಲಿ ಔತ್ಕೊಂಡ್ಬಿಟ್ಟಿರ್ತಾನೆ. ದೊಡ್ಡ ಜಂಡು ಬೆಳೆದಿರ್ತಕ್ಕಂಥ ಜಾಗ, ಅದರ ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟಿರ್ತಾನೆ. ಕತ್ತಲಾಗೋ ತನಕ ಹೊರಗೆ ಬರೋದಿಲ್ಲ ಅವನು. ಕತ್ತಲಾದ ಮೇಲೆ ಹೊರಗಡೆ ಬಂದು ಶಿಕಾರಿಪುರಕ್ಕೆ ಬಿಡೋಗ್ತಾನೆ. ಅದು ಆ 4 miles ದೂರ ಅಂತ ಹೇಳಿದ್ರು, ಇಂಟೀರಿಯರ್ ರೋಡ್ ಅಂದ್ರಲ್ಲ, ಆ ರೋಡ್ ಮೂಲಕ ಬಂದಿದ್ದು
1: ಒಳದಾರಿ
0: ಬಂದಿದ್ದು ಗೊತ್ತಾಗುತ್ತೆ. ಇಲ್ಲಿ ಇವರು ಈ ಆವಾಗೇನಾಗುತ್ತೆ, ನೆಕ್ಸ್ಟ್ ಡೇ ಆವಾಗೇನ ಚನ್ನ ಕೃಷ್ಣಪ್ಪನವರು ಮತ್ತು ಕೆಂಚೇಗೌಡರನ್ನ ಅನ್ಕಾನ್ಷಿಯಸ್ ಇದ್ದಾರೆ ಅಂತ ಅವ್ರು ನೀರನ್ನು ಕೇಳ್ತಾರೆ. ನೀರು ಕೊಡೋದೇ ಇಲ್ಲ. ಕೊನೆಗೆ ಅವರು ಕೆಲವರೆಲ್ಲ ಏನೇನೋ ಹೇಳ್ತಾರೆ, ಅದೆಲ್ಲ ಸುಳ್ಳು. ಬಟ್ ಅವರು ಆಲ್ರೆಡಿ ಅವರು ಪ್ರಾಣ ಹೋಗಿರುತ್ತೆ. ಆವಾಗ ಚುರ್ಚುಗುಂಡಿಯ ಕಾಡಪ್ಪಗೌಡರು ಅಂತ ಹೇಳಿ, ಏನು ಈಸೂರಲ್ಲಿ ಇಷ್ಟೊಂದು ಗಲಾಟೆ ನಡೀತಿದೆಯಲ್ಲ ಅಂತ ಹೇಳ್ಬಿಟ್ಟು ಓಡೋಡಿ ಬರ್ತಾರೆ. ಬಂದಾವಾಗ ಅವರಿಗೆ ಆವಾಗ ಇವರು ಮೆಂಬರ್ ಆಫ್ ಮೈಸೂರು ಲೆಜಿಸ್ಲೇಟಿವ್ ಅಸೆಂಬ್ಲಿ ಅವರು ಕಾಡಪ್ಪಗೌಡರು, ಬಂದುಬಿಟ್ಟು ನೋಡ್ತಾರೆ ಇಷ್ಟು ಅನಾಹುತ ಆಗ್ಬಿಟ್ಟಿರುತ್ತೆ. ತಕ್ಷಣ 2 gaadi ಕಟ್ಕೊಂಡು ಅವರನ್ನ ಶಿಕಾರಿಪುರಕ್ಕೆ ತಗೊಂಡೋಗ್ತಾರೆ. ಶಿಕಾರಿಪುರಕ್ಕೆ ಬರುವಷ್ಟಲ್ಲಾಗಲೇ ಅವರು ಪ್ರಾಣ ಹೋಗ್ಬಿಟ್ರು. ಹಾಗೇನೆ ಇವ್ರನ್ನೆಲ್ಲರೂ ಗಾಡಿ ಮೇಲೆ ಹಾಕೊಂಡು ಬರ್ತಾರೆ. ಮುನಿಯಪ್ಪ, ಸತ್ತಾರು ಸಾಬು, ರಾಮಯ್ಯ, ಜಟ್ಟಪ್ಪ ಇವರೆಲ್ಲ ಇಸಾಕ್ ಮಿಯಾ ಮಾತ್ರ ನಡ್ಕೊಂಡು
1: ತಪ್ಸ್ಕೊಂಡಿರ್ತಾರೆ. ಅವರು
0: ತಪ್ಸ್ಕೊಂಡ್ಬಿಟ್ಟು ಅವನು ಬರ್ತಾನೆ ಶಿಕಾರಿಪುರಕ್ಕೆ ಬರ್ತಾನೆ. ಕೊನೆಗೆ ಅದು ನೆಕ್ಸ್ಟ್ ಡೇ ಪೊಲೀಸ್ ಎಲ್ಲ ಬರ್ತಾರೆ ಸುಮಾರು ಕಡೆಯಿಂದ. ಇದರ ಮಧ್ಯೆ ಎಷ್ಟು ಮಟ್ಟಿಗೆ ಅಂದರೆ, ತಾರಿನ ತಂತಿಗಳಿರ್ತವೆ, ಆ ತಾರಿನ ತಂತಿಗಳನ್ನು ಕೂಡ ಈ ಹುಡುಗರು ಕಟ್ ಮಾಡಿರ್ತಾರೆ. ಆವಾಗ ಇನ್ ಬಿಟ್ವೀನ್ ಶಿಕಾರಿಪುರ ಅಂಡ್ ಶಿವಮೊಗ್ಗ ಸಂಪರ್ಕ ವಿದ್ಯುತ್ ಅಲ್ಲ, ಟೆಲಿಗ್ರಾಫ್ ತಂತಿಗಳು, ವಿದ್ಯುತ್ ಸಂಪರ್ಕ, ಇದು ಸಂಪರ್ಕ ಎಲ್ಲ ನಿಂತು ಹೋಗ್ಬಿಡುತ್ತೆ. ಆನಂತರ ಗೊಂದಲ ಆಗಿಬಿಟ್ಟು ಕೊನೆಗೆ ಒಬ್ಬ ಪೊಲೀಸ್ನ ಕಾನ್ಸ್ಟೇಬಲ್ಲೇ ಬಸ್ಸಿನ ಮೂಲಕ ಶಿವಮೊಗ್ಗಕ್ಕೆ ಬಂದು ಡಿ ಸಿ ಅವರಿಗೆ ರಿಪೋರ್ಟ್ ಮಾಡಿ, ಡಿ ಸಿ ಅವಾಗ ರಜಾ ಇರ್ತಾರೆ, ಇಲ್ಲಿಯ ಇದೆಯಲ್ಲ ಅದಕ್ಕೇನು ಹೇಳ್ತಾರೆ, ಆಡಿಟ್ ಆಫೀಸ್ ಅದೇ ಏನು ಹೇಳ್ತಾರಪ್ಪ ಅದು,
1: ಆಡಿಟ್ ಆಫೀಸ್,
0: ಅಲ್ಲಿ ಒಬ್ಬರು ಅವರ ಆಫೀಸರ್ಗೆ ಅವರು ಇನ್ಚಾರ್ಜ್ ಕೊಟ್ಟಿರ್ತಾರೆ.
1: ಓಕೆ,
0: ಟ್ರೆಜರಿ ಆಫೀಸರ್, ಟ್ರೆಜರಿ ಆಫೀಸಿನ ಇನ್ಚಾರ್ಜ್ಗೆ ಚಾರ್ಜ್ ಕೊಟ್ಟಿರ್ತಾರೆ. ಅವರು ಅಲ್ಲಿಗೆ ಬಂದುಬಿಟ್ಟು ಅವ್ರಿಗೆ ರಿಪೋರ್ಟ್ ಮಾಡ್ತಾರೆ. ರಿಪೋರ್ಟ್ ಮಾಡಿ ಅವರು ಕೂಡಲೇ ಪೊಲೀಸ್ ಅರೇಂಜ್ಮೆಂಟ್ ಮಾಡಿ ಸಾಗರದಿಂದ ಒಂದಷ್ಟು ಪೊಲೀಸು, ಶಿಕಾರಿಪುರಿಂದ ಒಂದಷ್ಟು ಪೊಲೀಸು ಎಲ್ಲ ಕರ್ಕೊಂಡು ಈಸೂರನ್ನು 29ನೇ ತಾರೀಕು ಮುತ್ತಿಗೆ ಹಾಕ್ತಾರೆ.
1: ಓಕೆ,
0: ಮುತ್ತಿಗೆ ಹಾಕಿದರೆ ಈಸೂರಿನಲ್ಲಿ ಯುವ ಹುಡುಗರು ಒಬ್ಬರು ಇರೋದಿಲ್ಲ. ಸಾಹುಕಾರ ಬಸವಣ್ಣಪ್ಪನವರು ಕೂಡ ಅವತ್ತು ಊರಲ್ಲಿರೋದಿಲ್ಲ, ಊರಲ್ಲಿರೋದ್ರೆ ತಪ್ಪಿಸ್ಕೋತಾರೆ,
1: ತಪ್ಪಿಸ್ಕೊಂಡಿರ್ತಾರೆ.
0: ಅವತ್ತು ಹೋದವರು ಕೊನೆಗೆ ಅವರ ಸತ್ತ ಸುದ್ದಿ ಮಾತ್ರ ಬರುತ್ತೆ ಆಫ್ಟರ್ 20 ಇಯರ್ಸ್. ಸೊ ಇಷ್ಟಾಗಿ ಈಸೂರಿನ ಜನಗಳನ್ನೆಲ್ಲ ಇವರು ಬೇಟೆಯಾಡ್ತಾರೆ. 50 ಜನರ ಮೇಲೆ ಕೇಸ್ ಆಗುತ್ತೆ. 50 ಜನ ಕೇಸ್ ಆಗುತ್ತೆ. ಗುಂಪಿನಲ್ಲಿ ಇದ್ದವರೆಲ್ಲ ಇದ್ದಾರಲ್ಲ, ಗುರುತಿಡ್ತಾರೆ, ಇಂತಿಂಥವ್ರು ಇದ್ರು ಇಂತಿಂಥವ್ರು ಇದ್ರು ಅಂತೇಳಿ 41 ಜನ ಈಸೂರಿನಲ್ಲಿ ಫಸ್ಟ್ ಟೈಮ್ ಸಿಕ್ಕಾಕೋತಾರೆ. ಈಸೂರಿನಲ್ಲಿ ಅಲ್ಲ, ಸುತ್ತ
1: ಸುತ್ತ
0: ನ್ಯಾಮತಿ, ಶಿಕಾರಿಪುರ ಆ್ಯಂಡ್ ದೂರದ ಮಾಸೂರಿನಲ್ಲೂ ಕೂಡ ಸಿಗ್ತಾರೆ. ಆ್ಯಂಡ್ ಹೀಗೆ ಸುತ್ತಮುತ್ತ ಅಲ್ಲಲ್ಲಲ್ಲಲ್ಲಲ್ಲಿ ಅರೆಸ್ಟ್ ಮಾಡ್ತಾರೆ. 41 ಜನರ ಮೇಲೆ ಕೇಸ್
1: ಆಗುತ್ತೆ.
0: 41 ಜನರ ಮೇಲೆ ಕೇಸ್, ಅದು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನೋಡಿ, ಸಾಗರದಲ್ಲಿ ಒಂದು ಸ್ಪೆಷಲ್ ಕೋರ್ಟ್ ಮಾಡ್ತಾರೆ.
1: ಓಕೆ,
0: ಆ ಕೋರ್ಟ್ ಎಸ್ಟಾಬ್ಲಿಷ್ಮೆಂಟ್ 22:10 ಘಟನೆ ನಡೆದ 20 ದಿವಸಗಳ ನಂತರ. 22/10/1942 ಸ್ಪೆಷಲ್ ಕೋರ್ಟು, ಕ್ರಿಮಿನಲ್ ಕೋರ್ಟ್ ಅಂತ ಹೇಳ್ಬಿಟ್ಟು ಶುರುವಾಗುತ್ತೆ.
1: ಓಕೆ,
0: 22/10 ಶುರುವಾಗಿದ್ದು 28/10 ಪೊಲೀಸ್ ರಿಪೋರ್ಟ್ಸ್ ಅಷ್ಟು ಹೋಗುತ್ತೆ, ಇನ್ಕ್ಲೂಡಿಂಗ್ ಮೆಡಿಕಲ್ ರಿಪೋರ್ಟ್ಸ್ ಜಡ್ಜ್ ಹತ್ರ ಹೋಗುತ್ತೆ. ಅಲ್ಲಿಯ ಜಡ್ಜು ಎ ಸುಂದರ್ ರಾಜರಾವ್ ಅಂತ ಹೇಳಿ ಅವರು ಅಲ್ಲಿ ಜಡ್ಜ್ ಆಗ್ತಾರೆ. ಜಡ್ಜ್ ಆಗಿಬಿಟ್ಟು ಕೇಸನ್ನು ಹ್ಯಾಂಡಲ್ ಮಾಡ್ತಾರೆ. 28/10 ಅವ್ರ ಹತ್ರ ಕೇಸ್ ಹೋಗಿದ್ದು 15ನೇ ತಾರೀಕಿಗೆ ಜಡ್ಜ್ಮೆಂಟ್ ಕೊಡ್ತಾರೆ.
1: ಓಕೆ,
0: ಎಷ್ಟು ದಿವಸ ಆಯ್ತು ಹೇಳಿ ಇಲ್ಲಿಂದ ಇಲ್ಲಿಗೆ?
1: ಅಕ್ಟೋಬರ್
0: 2 ತಿಂಗಳಲ್ಲಿ, ಸರಿ, 28 ಶುರು ಆಗುತ್ತೆ, ನವೆಂಬರ್ 1ನೇ ತಿಂಗಳು, 1.5 ತಿಂಗಳಲ್ಲಿ ತೀರ್ಮಾನ ಮಾಡ್ತಾರೆ. ತೀರ್ಮಾನ ಅಂತಂದ್ರೆ ಹೇಗೆ ಅಂದ್ರೆ, 26 ಜನಕ್ಕೆ ಗಲ್ಲು.
1: 26 ಜನಕ್ಕೆ
0: ಗಲ್ಲು, ಇವನ್ನ ಉಳಿದವರಿಗೆಲ್ಲ ಜೀವಾವಧಿ
1: ಶಿಕ್ಷೆ.
0: ಕೊನೆಗೆ ಎಲ್ರಿಗೂ ಗಾಬರಿ ಆಗುತ್ತದೆ.
1: ಹೌದಲ್ವಾ ಸರ್?
0: ಆಮೇಲೆ ತೀರ್ಮಾನ ಎಷ್ಟು ಬೇಗ ತಗೊಂಡ್ರು ನೋಡಿ ಅವರು. ಹೇಗೆಂದ್ರೆ, ಆಸ್ ದ ಟ್ರಯಲ್ ಕುಡ್ ನಾಟ್ ಬಿ ಡಿಲೇಡ್, ದ ಟ್ರಯಲ್ ಪ್ರೊಸೀಡೆಡ್ ಓನ್ಲಿ ಅಗೇನ್ಸ್ಟ್ 41 ಪೀಪಲ್. 50 ಜನ ಸಿಕ್ಕ ಮೇಲೆ ಕೇಸ್ ಮಾಡಬೇಕಿತ್ತು. ಆದರೂ ಕೂಡ ಗೌರ್ಮೆಂಟಿನ ಒತ್ತಡ ಹೇಗಿರುತ್ತೆ ಅಂದರೆ, ಲೇಟ್ ಆಗಬಾರದು ಅನ್ನೋ ಒಂದು ಉದ್ದೇಶದಲ್ಲಿ 41 ಜನರ ಮೇಲೆ ಕೇಸ್ ಅಲ್ಲಿ ನಡೆಸ್ತಾರೆ. ಆಮೇಲೆ 9 ಜನ ಸಿಗ್ತಾರೆ. ಸಿಕ್ಕಾವಾಗ ಶಿವಮೊಗ್ಗದಲ್ಲಿ ಒಬ್ಬ ಜಡ್ಜನ್ನು ಇರ್ತಾರೆ, ಜಿ ಕೃಷ್ಣಮೂರ್ತಿ ಅಂತಕ್ಕಂಥವ್ರು.
1: ಓಕೆ,
0: ಅವರನ್ನು ಇಟ್ಕೊಂಡ್ಬಿಟ್ಟು ಶಿವಮೊಗ್ಗದಲ್ಲಿ ಒಂದು ಕೇಸ್ ನಡೆಯುತ್ತೆ ಆ 9 ಜನರ ಮೇಲೆ. ಅದು ಸುಮಾರು ನಮಗೆ 1943 ತನಕನೂ ನಡೀತಾ ಇದೆ ಅದು ಕೇಸ್. ಆ ದಾಖಲೆಗಳೆಲ್ಲ ಸಿಗ್ತವೆ. 26 ಜನಕ್ಕೆ ಮರಣ ದಂಡನೆ ಆದಮೇಲೆ ನಮ್ಮ ಕಾಂಗ್ರೆಸ್ ಹೋರಾಟಗಾರರು ಸುಮ್ಮನೆ ಕೂರಲ್ಲ ಶಿವಮೊಗ್ಗದಲ್ಲಿ. ಇಲ್ಲಿ ಕೆಲವರೆಲ್ಲ ಮುಖಂಡರಿರ್ತಾರೆ. ಇವತ್ತಿನ ಗಾಂಧಿ ಬಜಾರ್ನಲ್ಲಿರ್ತಕ್ಕಂಥ ರತ್ನಾಕರ್ ಪಾತ್ರೆ ಅಂಗಡಿ ಅಂತ ಒಂದಿದೆ, ಅವರು, ಗಾಂಧಿ ಬಸಪ್ಪನವರು, ನಾಗಪ್ಪ ಶೆಟ್ಟರು, ಆಮೇಲೆ ಇನ್ನೊಬ್ರು ಬಸಪ್ಪ ಅಂತ ಬರ್ತಾರೆ ಅವರು, ಖಾದಿ ಬಸಪ್ಪನವರು, ಇಂಥ ಮಹನೀಯರೆಲ್ಲ ಸೇರಿಕೊಂಡು ಕೇಸನ್ನು ಹೈಕೋರ್ಟಿಗೆ ತಗೊಂಡೋಗ್ತಾರೆ. ಹೈಕೋರ್ಟ್ನಲ್ಲೂ ಜಡ್ಜ್ಮೆಂಟ್ ಆಗುತ್ತೆ. ಜಸ್ಟ್ 1 ತಿಂಗಳು ತಗೋತಾರೆ ಅಲ್ಲಿ. ಹೈಕೋರ್ಟ್ನಲ್ಲಿ 11 ಜನಕ್ಕೆ ಅದು ಹಿಡಿಯುತ್ತೆ. 11 ಜನಕ್ಕೆ ಅವರು ಮಾಡ್ತಾರೆ. ಆ್ಯಂಡ್ ಅಲ್ಲಿ ಬೆಂಗಳೂರಿನಲ್ಲಿ ಏನಾಗುತ್ತೆ, HS ದೊರೆಸ್ವಾಮಿಗಳು ಅಂತ ಟೀಚಿ ತೀರ್ಕೊಂಡ್ರು, ಭಾಳ ದೊಡ್ಡ ಹಿರಿಯರು ಅವರು, 100 ಇಯರ್ಸ್ ಬದುಕಿ ತೀರ್ಕೊಂಡ್ರು, ಸ್ವಾತಂತ್ರ್ಯ ಹೋರಾಟಗಾರರು ಅವರು. ಮತ್ತು ಅಲ್ಲಿಯ ಕಾಂಗ್ರೆಸ್ಸಿನ ಗುಂಪಿನವರೆಲ್ಲ ಸೇರಿಕೊಂಡು ಮತ್ತೆ ಅಪೀಲ್ ಹೋಗ್ತಾರೆ. ಅಪೀಲ್ ಹೋದವಾಗ ಏನಾಗುತ್ತೆ, ಅದೇ ಹೈಕೋರ್ಟ್ನಲ್ಲಿ ಬ್ರೈಲಿ ಅಂತ ಹೇಳ್ತಕ್ಕಂಥ ಒಬ್ಬ ಜಡ್ಜು, ಆ 11 ಜನರ ಕೇಸನ್ನು 5 ಜನರಿಗೆ ಇಳಿಸ್ತಾರೆ. ಅವರಿಗೆ 5 ಜನರಿಗೆ ಗಲ್ಲು, ಇನ್ನುಳಿದವ್ರಿಗೆಲ್ಲ ಜೀವಾವಧಿ
1: ಶಿಕ್ಷೆ
0: ಅಂತ ಆಗುತ್ತೆ. ಅದು ನೋಡಿ, ಸುಮಾರು 6ನೇ ತಾರೀಕೇನೋ ಜಡ್ಜ್ಮೆಂಟ್ ಆಗುತ್ತೆ. 7ನೇ ತಾರೀಕು ಬಹುಶಃ ಒಂದು ದಿವಸ ರಜಾ ಇರುತ್ತೆ, ಅವ್ರು ಮತ್ತೆ ಅಪೀಲ್ ಹೋಗಬಾರ್ದು. ಆ ರೀತಿ ಜಡ್ಜ್ಮೆಂಟ್ ಕೊಡ್ತಾರೆ. ಅಲ್ಲೂ ಕೂಡ ಬ್ರಿಟಿಷರು ಎಷ್ಟು ಆಟ ಆಡ್ತಾರೆ ಅಂದರೆ, ಭಾರತೀಯರಿಂದ ಒಬ್ಬ ಮನುಷ್ಯ 26 ಜನರಿಗೆ ಗಲ್ಲು ಹಾಕ್ತಾನೆ, ಒಬ್ಬ ಮನುಷ್ಯ 11 ಜನರಿಗೆ ಗಲ್ಲು ಹಾಕ್ತಾರೆ. ಇವರಿಬ್ಬರು ಭಾರತೀಯ ಜಡ್ಜಸ್. ಬ್ರಿಟಿಷ್ ಜಡ್ಜು ಅದನ್ನ 5 ಜನಕ್ಕೆ ಇಳಿಸ್ತಾರೆ. ವಿಪರ್ಯಾಸ ಅಂದ್ರೆ ಬಾಜೆ ಮಜಾ ಅಂದ್ರೆ, ಬ್ರಿಟಿಷರು ಎಷ್ಟೋ ಉತ್ತಮ ಅಂತ ತೋರಿಸೋದು ಅವರ ಉದ್ದೇಶ ಆಗಿತ್ತು.
1: ಅಂದ್ರೆ ನಾವು ಒಳ್ಳೆಯವರು ಅಂತ ತೋರಿಸ್ತೀವಿ,
0: ನಾವು ಒಳ್ಳೆಯವರು, ನಾವು ನ್ಯಾಯವನ್ನ ಸರಿ ತಕ್ಕಡಿಯಲ್ಲಿ ಇಟ್ಕೊಬಿಟ್ಟು ನಾವು
1: ಮಾತಾಡ್ತಾ ಇದೀವಿ ಅಂತ
0: ಅನ್ನೋ ರೀತಿಯಲ್ಲಿ ಅವ್ರು ಪೋಸ್
1: ಮಾಡ್ಬೇಕಾಗಿತ್ತು.
0: ನಾಯಿ ಮಜಾ ಅಂದ್ರೆ, ನಾನು ಅಷ್ಟೂ ಡಾಕ್ಯುಮೆಂಟ್ಸ್ ಅನ್ನು ಹುಡುಕದೆ, ಹೈಕೋರ್ಟ್ನಲ್ಲಿ ಹುಡುಕದೆ, ಒಂದು ಡಾಕ್ಯುಮೆಂಟ್ಸ್ ಇಲ್ಲ, ಪತ್ರಕಾರ ಇಲಾಖೆಯಲ್ಲಿ ಹುಡುಕದೆ ಒಂದು ಡಾಕ್ಯುಮೆಂಟ್ಸ್ ಇಲ್ಲ, ಆಯ್ತಾ, ಆ ಡಾಕ್ಯುಮೆಂಟ್ಸ್ ಅಷ್ಟನ್ನು ನಾಶ ಮಾಡಿದ್ದಾರೆ. ಎಲ್ಲೆಲ್ಲಿ ಮರಣ ದಂಡನೆಗಳು ಆಗಿದ್ದಾವೋ ಆ ಡಾಕ್ಯುಮೆಂಟ್ಸ್ ಯಾವುದನ್ನು ಕೂಡ ಇರೋದಕ್ಕೆ ಬಿಟ್ಟಿಲ್ಲ ಬ್ರಿಟಿಷರು. ನನಗೇನಂದ್ರೆ ಬಹುಶಃ ಅವರೇನಾದ್ರು ಪ್ರಿಸರ್ವ್ ಮಾಡಿದ್ರೆ ಅವರು ಬ್ರಿಟಿಷ್ ಮ್ಯೂಸಿಯಂನಲ್ಲಿ ಏನಾದ್ರು ಇಟ್ಟಿದಾರ ನೋಡಬೇಕು, ಯಾರಾದರೂ ಆಸಕ್ತರು ಹೋಗಿ ನೋಡಿದ್ರೆ
1: ಸಿಗಬಹುದೇನೋ.
0: ಬಟ್ ನಾನು 2 ಹುಡುಕಿದೆ ಹೈಕೋರ್ಟ್ನಲ್ಲಿ ಮತ್ತು ಪತ್ರಕಾರ ಇಲಾಖೆಯಲ್ಲಿ, ಸಿಗಲಿಲ್ಲ. ಬಟ್ ಬೇರೆ ಬೇರೆ ಎಲ್ಲ ಸಿಗ್ತವೆ, ಸಣ್ಣ ಪುಟ್ಟ ಪನಿಷ್ಮೆಂಟ್ ಆಗಿದ್ದು ಎಲ್ಲ. ಶಿವಮೊಗ್ಗ ಕೋರ್ಟ್ನಲ್ಲಿ ಸಾಗರದಲ್ಲಿ ನಡೆದಿರ್ತಕ್ಕಂತಹ ಸ್ಪೆಷಲ್ ಕೋರ್ಟಿನ ಜಡ್ಜ್ಮೆಂಟು, ಆಮೇಲೆ ಶಿವಮೊಗ್ಗದಲ್ಲಿ ಆಗಿರ್ತಕ್ಕಂತಹ ಜಡ್ಜ್ಮೆಂಟು, ಇವೆಲ್ಲ ಶಿವಮೊಗ್ಗದಲ್ಲಿ ಸಿಗ್ತವೆ. ನಾನು ಆ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಇಷ್ಟೆಲ್ಲ ಮಾತಾಡೋಕ್ಕೆ ಸಾಧ್ಯ ಆಗಿತ್ತು. 5 ಜನರು ಗಲ್ಲಾಗುತ್ತೆ, 8ನೇ ತಾರೀಕು ಒಬ್ಬರಿಗೆ, 9ನೇ ತಾರೀಕಿಗೆ 8ನೇ ತಾರೀಕಿಗೆ ಇಬ್ಬರು, 9ನೇ ತಾರೀಕಿಗೆ ಇಬ್ಬರು, 10ನೇ ತಾರೀಕಿಗೆ ಇಬ್ಬರು, ಆ ರೀತಿ, ಸಾರಿ 10ನೇ ತಾರೀಕಿಗೆ ಒಬ್ಬರು, ಆ ರೀತಿ. ಗುರಪ್ಪ ಕಲ್ಮನೆ ಅಂತಕ್ಕಂಥವ್ರು 8ನೇ ತಾರೀಕಿಗೆ ಆಗುತ್ತೆ, ಮಲ್ಲಪ್ಪನಿಗೂ 8ನೇ ತಾರೀಕು ಆಗುತ್ತೆ, ಬಡಕಳ್ಳಿ ಹಾಲಪ್ಪ ಮತ್ತು ಸೂರ್ಯನಾರಾಯಣಾಚಾರ್ಯ ಅನ್ನೋರಿಗೆ 9ನೇ ತಾರೀಕಿಗೆ ಗಲ್ಲಾಗುತ್ತೆ, ಗೌಡಶಂಕರಪ್ಪನವರಿಗೆ 10ನೇ ತಾರೀಕಿಗೆ ಗಲ್ಲಾಗುತ್ತೆ. ಆ ಸಂದರ್ಭದಲ್ಲಿ ಈಸೂರಿನ ಕೆಲವರು ಬೆಂಗಳೂರಿಗೆ ಹೋಗ್ತಾರೆ, ಹೋದರೆ ಬಾಡಿ ತರೋದಕ್ಕೆ ಪಾಪ
1: ಆಗೋದಿಲ್ಲ,
0: ಬಹುಶಃ ಅಲ್ಲೇ ದಫನ್ ಮಾಡಿದ್ದಾರೆ ಅಂತ ನಮ್ಮ ಇವರು ದೊರೆಸ್ವಾಮಿಗಳು ಅದನ್ನೇ ಹೇಳ್ತಾ ಇದ್ರು, ಇಲ್ಲ ಅಲ್ಲೇ ದಫನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಅಂತ ಹೇಳಿ ರೆಕಾರ್ಡ್ ಆಗಿದೆ. ಸೊ ಹೀಗೆ ನನಗನ್ಸೋದೇನು ಅಂತಂದರೆ, ಮುಗ್ಧರ ಒಂದು ದೇಶದಲ್ಲಿ ಬ್ರಿಟಿಷರು ಯಾವ ಮಟ್ಟದ ಏನು ಹಾನಿಕಾರಕ ಕೆಲಸ ಸಂಗತಿಗಳನ್ನು
1: ಮಾಡಿದ್ದಾರೆ
0: ಒಂದು ನಾವು ವಿಚಾರಕ್ಕೆ ಬರ್ಬೋದು.
1: ನಿಜ ನಿಜ.
0: ಅಲ್ಲಿ ಏನಾಗುತ್ತೆ, ಆ ಗುಂಪಿನಲ್ಲಿ ಇಂಥವರೇ ಹೊಡೆದಾರೆ ಅಂತ ಹೇಳೋದಕ್ಕೂ ಆಗ್ತಾ ಇಲ್ಲ
1: ಬ್ರಿಟಿಷ.
0: ಆಮೇಲೆ ಈ ನಡುವೆ ನಮ್ಮ ಸೂರ್ಯನಾರಾಯಣಾಚಾರ್ ಅವರ ಹೆಂಡತಿ ಗೋವಿಂದಮ್ಮ ಅಂಥೇಳಿ, ಆಮೇಲೆ ಹಾಲಮ್ಮ ಅಂಥೇಳಿ, ಇವರೆಲ್ಲರೂ ಹೋಗಿ ಮಹಾರಾಜರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೋತಾರೆ, ನಮ್ಮ ಗಂಡಂದರನ್ನ ಏನಾದ್ರು ಮಾಡಿ ಬಿಡಿ ನೀವು. ಕೊನೆಗೆ ಮಹಾರಾಜರು ಕೂಡ ಅವರಿಗೆ ಬಹುಶಃ ಆ ಸಂದರ್ಭದಲ್ಲಿ ಏನಿತ್ತೋ ತೊಂದರೆ ಅವರು ಗಮನ ಕೊಡೋಕೆ ಆಗೋದಿಲ್ಲ. ಬಹುಶಃ ಅವ್ರು ಕೇಳಿರಬಹುದು, ಬ್ರಿಟಿಷ್ ಸರ್ಕಾರ ಅದನ್ನ ಇಲ್ಲ ಅಂದಿರಬಹುದು. ಸೊ ಹೀಗೆ ಮಹಾರಾಜರು ಕೂಡ ಅಸಹಾಯಕರಾಗಿ ಕೈ ಎತ್ತುತ್ತಾರೆ. ಸೊ ಒಟ್ಟಾರೆ ಏನಾಗುತ್ತೆ ಅಂತಂದ್ರೆ, ಸ್ವಾತಂತ್ರ್ಯ ಹೋರಾಟದಲ್ಲಿ 5 ಜನರ ಮುಗ್ಧರ ಗಲ್ಲಾಗಿರೋದನ್ನ ನಾವು ಇವತ್ತು ನಾವು ನೆನೆಸ್ಕೊಳ್ಬೇಕು. ಇಂತಹ ಮುಗ್ಧರು ಬಹಳಷ್ಟು ದೇಶದ ತುಂಬಾ ತಮ್ಮ ಜೀವಾರ್ಪಣೆ ಮಾಡಿದ್ದಾರೆ,
1: ತ್ಯಾಗ ಮಾಡಿದ್ದಾರೆ,
0: ತ್ಯಾಗ ಮಾಡಿದ್ದಾರೆ. ಈ ಮುಗ್ಧತೆ, ಈ ಅನಕ್ಷರತೆ, ಈ ಏನು ಮೂಢನಂಬಿಕೆಗಳ ದೇಶದಲ್ಲಿ ಗಾಂಧೀಜಿ ಯಾಕೆ ಅಹಿಂಸಾ ತತ್ವಗಳಿಗೆ ಇಟ್ಕೊಂಡು ಹೋರಾಟ ಮಾಡಬೇಕು ಅಂತಕ್ಕಂಥದ್ದನ್ನು ಗಾಂಧೀಜಿ ಅವರು ಯಾಕೆ ಪ್ರತಿಪಾದಿಸಿದರು ಅನ್ನೋದು ಆನಂದ್ರ ನಮಗೆ ಗೊತ್ತಾಗುತ್ತೆ ಅಲ್ವಾ. ಹಾಗಾಗಿ ನಾವು ಅಹಿಂಸೆ ತತ್ವವನ್ನು ಇಟ್ಕೊಂಡು ಅನಂತರ ಸ್ವಾತಂತ್ರ್ಯ ಬಂತು. ಬಟ್ ಅಹಿಂಸಾ ತತ್ವಕ್ಕೆ ಒಲಿದ ಸ್ವಾತಂತ್ರ್ಯ ಅನ್ನೋದು ಬಿಟ್ಟರೆ ಹಿಂಸೆಗೆ ಸ್ವಾತಂತ್ರ್ಯ ಬಂದಿಲ್ಲ. ಹಿಂಸೆಗೆ ಏನಾಗುತ್ತೆ ಅಂದರೆ ಅಧಿಕಾರ ನಡೆಸ್ತಕ್ಕಂಥವ್ರಿಗೆ ಆರಾಮಾಗಿ ಒಳಗಡೆ ಬರೋದಕ್ಕೆ ಅವಕಾಶ ಆಗುತ್ತೆ. ಅದೇ ಆ ಇಬ್ಬರು ಕೊಲೆ ಆಗಿರಲಿಲ್ಲ ಅಂದರೆ
1: ನಿಜ ಹೌದು
0: ಅವರ ಹೋರಾಟ ವಿಶ್ವಮಾನ್ಯ
1: ಆಗ್ತಿತ್ತು. ಖಂಡಿತ
0: ಹಾಗಾಗಿ ನಾವು ಯಾವುದೇ ಕ್ಷಣಕ್ಕೂ ಬುದ್ಧಿಗೆ ನಮ್ಮ ಹತಾರಗಳನ್ನು ಕೊಡಕ್ಕೋ ಸಿಟ್ಟಿಗೆ ನಮ್ಮ ಹತಾರಗಳನ್ನು ಕೊಡಕ್ಕೋಗ್ಬಾರ್ದು. ಶಾಂತಿಯಿಂದ ನಡೆದ್ರೆ ಬುದ್ಧಿ ಚೆನ್ನಾಗಿ ವರ್ಕ್ ಮಾಡುತ್ತೆ.
1: ಖಂಡಿತ ಸರ್. ಒಂದು ಪುಟ್ಟದೊಂದು ವಿರಾಮದ ನಂತರ ಮತ್ತೆ ಮಾತುಕತೆ
0: ಮುಂದುವರಿಸೋಣ. ಯಾರು ಕಾಲ್ ಮಾಡಿದಾರ?
2: ನಮ್ಮ ದೇಶ ಹೋರಾಟದ ಕತೆಗಳ, ಸಂಸ್ಕೃತಿಯ ಬಣ್ಣಗಳ ಮತ್ತು ಸಿಹಿಯಾದ ಸಂಬಂಧಗಳ ದೇಶ. ಈ ಸುಂದರ ಭಾರತಕ್ಕೆ ನಮ್ಮ ಹೃದಯಪೂರ್ವಕ ನಮನ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ. ಸ್ವಲ್ಪ ಫ್ಯಾನ್ ಹಾಕಿ.
5: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ?
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
4: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
4: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
1: ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ನಮ್ಮೊಟ್ಟಿಗೆ ಇದು ನಮ್ಮ ಶಿವಮೊಗ್ಗದ ರಂಗಕರ್ಮಿಗಳಾದ ಕಾಂತೇಶ್ ಕದರಮಂಡಲಗೆ ಸರ್ ಅವರಿದ್ದಾರೆ. ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ರು ಸ್ನೇಹಿತರೆ. ಖಂಡಿತವಾಗ್ಲೂ ಚಿಕ್ಕ ಮಕ್ಕಳ ಸರ್ಕಾರ ಕೂಡ ಆ ದಿಸೆಯಲ್ಲಿ ರಚನೆ ಆಯಿತು ಅಂದರೆ ನಿಜವಾಗ್ಲೂ ಆಶ್ಚರ್ಯ ಆಗತ್ತೆ. ನಮಗೆ ಗೊತ್ತಿರದೇ ಇರುವಂತಹ ಸಾಕಷ್ಟು ವಿಷಯಗಳನ್ನು ತುಂಬ ಸ್ವವಿವರವಾಗಿ ತಿಳಿಸ್ತಾ ಇದ್ದಾರೆ ಕಾಂತೇಶ್ ಕದರಮಂಡಲಗೆ ಸರ್ ಅವರು. ಸೊ ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತಷ್ಟು ವಿಷಯಗಳನ್ನು ಕಾಂತೇಶ್ ಸರ್ ಅವ್ರ ಹತ್ರ ತಿಳಿತಾ ಹೋಗೋದಾದರೆ, ಸರ್ ಸಾಕಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದೀರಾ ನಮಗೂ ಮತ್ತು ನಮ್ಮ ಕೇಳುಗರ ಬಳಗದವರಿಗೂ. ನನಗೊಂದು ಕ್ವಶನ್ ಸರ್, ಏನಪ್ಪ ಅಂದರೆ ಈ ಸೂರೆ ನೀವು ಯಾಕೆ ಆಯ್ಕೆ ಮಾಡಿಕೊಂಡ್ರಿ ಅಂತ? ಮುಖ್ಯವಾಗಿ ಈ ಸೂರು ಘಟನೆಗಳನ್ನೇ ನೀವು ಯಾಕೆ ಮುಖ್ಯವಾಗಿ ಆಯ್ಕೆ ಮಾಡಿಕೊಂಡು ಇಷ್ಟೆಲ್ಲ ರಿಸರ್ಚ್ ಮಾಡಿದ್ದೀರಿ, ಇಷ್ಟೆಲ್ಲ ಸಂಶೋಧನೆ ಮಾಡಿದ್ದೀರಿ, ದಾಖಲೆಗಳನ್ನು ದಾಖಲಿಸಿದ್ದೀರಿ ಸರ್? ಜೊತೆಗೆ ಅಷ್ಟೇ ಅಲ್ಲದೆ ಈ ಸೂರಿನ ಬಗ್ಗೆ ಒಂದು ಟೆಲಿ ಸೀರಿಯಲ್ ಕೂಡ ಮಾಡಿದ್ದೀರಿ ಅಂತ ಕೇಳ್ಪಟ್ಟಿವಿ ಸರ್. ಇದಕ್ಕೆ ಮುಖ್ಯ ಕಾರಣ ಅಂತ ಬಂದಾಗ ಸರ್,
0: ನಾನು 1961 ಶಿಕಾರಿಪುರದಲ್ಲಿ ನನ್ನ ಪ್ರಾಥಮಿಕ ಶಿಕ್ಷಣ ಶುರುವಾಯಿತು.
1: ಓಕೆ.
0: ಆವಾಗ ಈ ಸ್ವಾತಂತ್ರ್ಯದ August 15 ಬಂತು ಅಂದರೆ ನಮ್ಮನ್ನೆಲ್ಲ ಒಂದು ಪ್ರಭಾತ್ ಫೇರಿ ನಡೆಸಿ ಒಂದು ಜಾಗಕ್ಕೆ ಕಲೆ ಹಾಕಿ ಅಲ್ಲಿ ನಮಗೆ ಸ್ವೀಟ್ ಕೊಡ್ತಾ ಇದ್ರು. ಇದ್ರ ನಡುವೆ ಒಂದಷ್ಟು ಭಾಷಣಗಳು ನಡೀತಾ ಇತ್ತು. ಈ ಭಾಷಣದಲ್ಲಿ ನೋಡಿ, 1961 ಅಂದರೆ 42-61 ಏನಪ್ಪ, ಜಸ್ಟ್ ಒಂದು 19 ವರ್ಷ ವ್ಯತ್ಯಾಸ. ಆ 19 ವರ್ಷದಲ್ಲಿ ಈ ಸೂರಿನ ಘಟನೆಗಳನ್ನು ಕಂಡು ಉಂಡವರು ಬಹಳ ಜನ ಇದ್ರು. ಆಗ ಈ ಸಭೆಗಳಲ್ಲಿ, ಸ್ವಾತಂತ್ರ್ಯೋತ್ಸವದ ಸಭೆಗಳಲ್ಲಿ ಇದ್ರ ಬಗ್ಗೆ ಬಹಳ ಮಾತಾಡೋರು. ಆಗ ನನ್ನ ಆ ಯಂಗ್ ಮೈಂಡ್ಗೆ ಬಂತದು, ಇಷ್ಟೊಂದೆಲ್ಲ ನಡೆದಿದೆಯಾ, ಇಲ್ಲಿದ್ದಾರ. ಆಮೇಲೆ ನಾನು ಈ ನಮ್ಮ ಗುರುಶಾಂತಪ್ಪನವರ ತಂದೆಯವರು ಕಟ್ಟಿಸಿದ ಬಿಲ್ಡಿಂಗ್ ಎದುರಿದೆಯಲ್ಲ, ಅದು ಎದುರುಗಡೆ ಒಂದು ಇದನ್ನ ಹಾಕಿದ್ದಾರೆ, ಒಂದು ಫಲಕ ಹಾಕಿದ್ದಾರೆ. ಅಲ್ಲೆಲ್ಲ ನೋಡ್ತಾ ಇದ್ದೆ ಇವ್ರ ಹೆಸರುಗಳನ್ನು. ನೋಡಿದವಾಗ

0: ಒಂದು ನಾಟಕ ಮಾಡಿದ್ವಿ.
1: ಓಕೆ,
0: ಅಲ್ಲಿ ಏನು ಅಂತಂದ್ರೆ ನನಗೆ ಆವಾಗ ಈಶ್ವರಿನ ಬಗ್ಗೆ ಓದೋದಕ್ಕೆ ಶುರು ಮಾಡಿದೆ ನಾನು.
1: ಓಕೆ,
0: ಆಗ ಇಲ್ಲಿಯ ಒಂದಷ್ಟು ದಾಖಲೆಗಳನ್ನು ತಕ್ಕೊಂಡೆ, ಬೆಂಗಳೂರಿಗೆ ಹೋದೆ, ಹೈಕೋರ್ಟ್ನಲ್ಲಿ ಹುಡುಕಾಡಿದೆ, ವಿಧಾನಸೌಧದ ಪತ್ರಕಾರ ಇಲಾಖೆಯಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲಿ ಹುಡುಕಾಡಿದೆ, ಆ್ಯಂಡ್ ಪೊಲೀಸ್ ಇಲಾಖೆಯಲ್ಲಿ ಟ್ರೈ ಮಾಡಿದೆ. ಪೊಲೀಸ್ ಇಲಾಖೆಯಲ್ಲಿ ಯಾವುದನ್ನು ಕೊಡೋದಿಲ್ಲ, ಬಟ್ ಪಾಪ ವಿನಯವಾಗಿ ಹೇಳಿದ್ರು ನಮ್ಮಲ್ಲಿ ಯಾವುದು ಇರೋದಿಲ್ಲ
1: ಅಂತ.
0: ಅದು ಇದ್ರೂ ಇರಬಹುದು, ಬಟ್ ಪತ್ರಕಾರ ಇಲಾಖೆಯಲ್ಲಿ ತುಂಬಾ ದಾಖಲೆಗಳು ಸಿಗ್ತವೆ. ಆದರೆ ಗಲ್ಲು ಅಂತ ವಿಚಾರ ಬಂದಾವಾಗ ನಮಗೊಂದು ದಾಖಲೆಯು ಸಿಕ್ಕೋದಿಲ್ಲ.
1: ಅಷ್ಟು ಸಸ್ಪೆನ್ಸ್ ಆಗಿದೆ ಎಲ್ಲ.
0: ಅದು ಬಹುಶಃ ಏನೋ ಅದು ಅವರು ಆ ಸಂದರ್ಭದಲ್ಲಿ ತೆಗೆದುಹಾಕ್ಬಿಟ್ಟಿರ್ಬೋದು. ಸೊ ಹೀಗೆ ನನಗೆ ಆಸಕ್ತಿ ಬಂದು ಒಂದು
1: ಊರಿನ ಬಗ್ಗೆ
0: ಒಂದು ಕಿರುಚಿತ್ರವನ್ನು ಮಾಡೋದಕ್ಕೂ ಸಾಧ್ಯ
1: ಆಯ್ತು. ಇಷ್ಟೆಲ್ಲ ಕೆಲಸಗಳನ್ನ ಮಾಡಿದ್ರಿ ಸರ್.
0: ಬಹಳ ಜನರನ್ನ ಮಾತಾಡಿಸಿದೀನಿ ಅಲ್ಲಿ ಅವ್ರನ್ನ. ಇದರಲ್ಲಿ ಹಾಲಮ್ಮ ಅಂತ ಒಂದು ವಿಚಾರ ಬರುತ್ತೆ, ಅವರು ಆ ಅಧಿಕಾರಿಗಳಿಗೆ ತುಂಬಾ ತುಚ್ಛವಾಗಿ ಮಾತಾಡಿದ್ರು ಅಂತ ಒಂದು ಗುಂಪು ಹೇಳುತ್ತೆ. ಬಟ್ ಸಾಹುಕಾರ ಬಸವಣ್ಣಪ್ಪನವರ ಹೆಂಡತಿ ಅವರು, ಅವರು ನಾನು ಸೀರಿಯಲ್ ಮಾಡುವಾಗ ಬದುಕಿದ್ರು, ಬಟ್ ಅವರಿಗೆ ಮಾತಾಡೋದಕ್ಕೆ ಅಷ್ಟು ಜ್ಞಾನ ಸರಿ ಇರಲಿಲ್ಲ, ಮಾತಾಡಿಸೋದಕ್ಕಾಗಿಲ್ಲ. ನನಗೆ ಅವ್ರ ಮುಖ ನೋಡಿದ್ರೆ ಬಹುಶಃ ಅಂತಹ ವಿದ್ಯಮಾನ ನಡೆದಿರ್ಲಿಕ್ಕಿಲ್ಲ ಅಂತ. ನಿಮ್ಗೆ ನೀರು ಕೊಡೋದಿಲ್ಲ ಅಂತ ಹೇಳಿ ಮತ್ತಿನ್ನೇನೋ ಮುಂದೆ ಹೇಳ್ತಾರೆ ಅಂತ ಹೇಳ್ತಾರೆ ಅವರು. ಬಟ್ ಅಷ್ಟು ಸುಸಂಸ್ಕೃತ ಮನೆತನದವರು ಆ ರೀತಿ ಮಾತಾಡಲಿಕ್ಕಿಲ್ಲ
1: ಅಂತ
0: ಖಂಡಿತ ಹೌದು.
1: ಈ ರೀತಿ ಎಲ್ಲ ಸವಾಲುಗಳನ್ನ ಸ್ವೀಕರಿಸ್ತಾ ನೀವು ಅದ್ರ ಬಗ್ಗೆ ಸಂಶೋಧನೆ ಮಾಡಿ ಒಂದು ಕಿರುಚಿತ್ರವನ್ನ ಕೂಡ ಮಾಡಿದಿರಿ ಸರ್, ತುಂಬಾ ಆಸಕ್ತಿಯಿಂದ. ಅದಕ್ಕೊಂದು ನಿಮ್ಗೆ ಬಿಗ್ ಸೆಲ್ಯೂಟ್ ಸರ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಹಾಗೆ ಸರ್, ಕಾರ್ಯಕ್ರಮ ನಿಮ್ ಜೊತೆ ಮಾತಾಡ್ತಾ ಮಾತಾಡ್ತಾ ಒಂದ್ ಸಮಯ ಆಗಿದೆ ಗೊತ್ತಾಗಿಲ್ಲ ಸರ್.
0: ನನಗೂ ಅಷ್ಟೇನೆ, ಇಷ್ಟೊತ್ತು ಮಾತಾಡಿದೀನ ಅಂತ ಗೊತ್ತೇ ಆಗ್ತಾರೆ 27 ನಿಮಿಷದ ತನಕ.
1: ಓಕೆ, ಕೊನೆಯದಾಗಿ ಒಂದೆರಡು ಲೈನ್ ಅಲ್ಲಿ ಈಗಿನ ಯುವಕರಿಗೆ ನಿಮ್ಮ ಒಂದು ಸಂದೇಶ ಸರ್, ಸ್ವಾತಂತ್ರ್ಯದ ಬಗ್ಗೆ.
0: ಸ್ವಾತಂತ್ರ್ಯ ಅನ್ನೋದು ಭಾರತಕ್ಕೆ ಸುಲಭದ ತುತ್ತಾಗಿ ಬಂದಿಲ್ಲ.
1: ಖಂಡಿತ, ಖಂಡಿತ.
0: ಇದನ್ನ ಹುಡುಗರು ಚೆನ್ನಾಗಿ ನೆನಪಿಟ್ಕೊಳ್ಬೇಕು.
1: ಹೌದು, ನಿಜ.
0: ತುಂಬಾ ತ್ಯಾಗಗಳಿದೆ, ಬಲಿದಾನಗಳಿದಾವೆ. ಹೀಗೆಲ್ಲ ಆದ ನಂತರ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದೆ. ಸ್ವಾತಂತ್ರ್ಯ ಬರೋ ಸಂದರ್ಭದಲ್ಲಿ ಅಖಂಡ ಭಾರತ ಅನ್ನೋದು ಏನೇನೋ ಕಾರಣಕ್ಕೆ ಆಗಿಲ್ಲ, ಕೆಲವು ಪ್ರದೇಶಗಳು ನಮ್ಮನ್ನು ಬಿಟ್ಟು ಹೋಗಿದ್ದಾವೆ. ಹಾಗಂತ ಹೇಳಿ ಅವತ್ತಿನ ಸ್ವಾತಂತ್ರ್ಯ ಹೋರಾಟಗಾರರನ್ನ ಹೀಗಳಿಯಬೇಡಿ
1: ಆಯ್ತಾ.
0: ಸೊ ಹಾಗಾಗಿ ಬಂದಿರೋ ಸ್ವಾತಂತ್ರ್ಯವನ್ನ ನಮ್ಮ ತೊಡಗಿಕೊಳ್ಳುವಿಕೆಯಿಂದ ಕಾಪಾಡಿಕೊಳ್ಳೋದು ಇಂದಿನ ಬಹಳಷ್ಟು ತುರ್ತಾಗಿದೆ ಅಂತ ಹೇಳಿ ನಾನು ಹೇಳಕ್ ಬಯಸ್ತೇನೆ.
1: ಓಕೆ ಸರ್, ನಿಮ್ಮೆಲ್ಲ ವಿಶೇಷ ಮಾಹಿತಿಗಳಿಗಾಗಿ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು.
1: ನಿಮ್ಮ ಒಂದು ಬಿಸಿ ಶೆಡ್ಯೂಲ್ ಅಲ್ಲಿ ನಾವು ಕರೆದ ತಕ್ಷಣ ನಮ್ಮ ಪ್ರೀತಿಗೆ ಹೋಗೊಟ್ಟು ಬಂದು ಈ ಸೂರಿನ ಒಂದು ಸ್ವಾತಂತ್ರ್ಯ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತುಂಬಾ ಚೆನ್ನಾಗಿ ತಿಳಿಸಿದ್ರಿ. ನಮಗೆ ಗೊತ್ತಿಲ್ಲದೆ ಇರುವಂತಹ ಸಾಕಷ್ಟು ವಿಷಯಗಳು ಈ ದಿನ ನಮಗೆ ಗೊತ್ತಾಯ್ತು. ಓಕೆ, ಸಮಯದ ಅಭಾವದಿಂದ ಕರೆಗಳನ್ನ ಸ್ವೀಕಾರ ಮಾಡಕ್ ಆಗ್ತಾ ಇಲ್ಲ, ಕರೆ ಬರ್ತಾ ಇದೆ ಸರ್. ಓಕೆ ಸರ್,
0: ನಿಮಿಷ ಇದೆಯಾ?
1: ಹಾ ಸರ್.
2: ಹಲೋ,
1: ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರಿದು?
2: ಗೀತಾ ಗೌಡ್ರಿ ಅಂತ, ಶಿವಮೊಗ್ಗದಿಂದ.
1: ಓಕೆ ಗೀತಾ ಅವರೇ, ಸರ್ ಹತ್ರ ಮಾತಾಡಿ. ಕಾಂತೇಶ್ ಸರ್,
2: ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲ ನಮ್ಮ ನಾಡಿನ ಸಮಸ್ತ ಜನತೆಗೆ.
1: ಓಕೆ ಮಾತಾಡಿ ಮಾ, ಸರ್ ಇದ್ದಾರೆ.
2: ಸರ್ ನಮಸ್ತೆ. ಸರ್
0: ನಮಸ್ಕಾರ ಮೇಡಮ್, ನಮಸ್ಕಾರ.
2: ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸರ್, ನಾನು ಈಶೂರಿನವರೇ.
0: ಹಾ, ಅಚ್ಚಾ ಅಚ್ಚಾ, ಬಹಳ ಒಳ್ಳೇದು, ಹೇಳಿ ಮಾ.
2: ಹಾ ಸರ್, ನಿಮ್ಮ ಹೇಳಿದ್ದನ್ನ ಕೇಳ್ತಾ ಇದ್ದೆ ಸರ್, ತುಂಬಾ ಖುಷಿ ಆಯ್ತು.
0: ಅಚ್ಚಾ,
2: ಉಚ್ಚರಾಯಪ್ಪ ಸರ್ ಅಂತ ಇದ್ರಲ್ಲ ಸರ್, ನೀವು ಅವ್ರ ಹತ್ರ ಬಂದಿದ್ರಿ ಅನ್ಸತ್ತೆ ಈಸೂರಿಗೆ.
0: ಹಾ ಹಾ, ಹೌದು ಹೌದು
2: ಸರ್. ನಾನು ಎಮ್ಎಡ್ ಮಾಡುವಾಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಈಸೂರಿನ ಯೋಧರ ಪಾತ್ರ ಅಂತ ಹೇಳಿ ಒಂದು ಡೆಸರ್ಟೇಷನ್ ಪ್ರೌಢ ಪ್ರಬಂಧ ಅಂತ ಹೇಳಿ ಬರ್ದಿದ್ದೆ ಸರ್.
0: ವೆರಿ ನೈಸ್, ವೆರಿ ನೈಸ್. ಹಾ ಹಾ ಹಾ
2: ಹಾ ಸರ್, ಅದರಲ್ಲಿ ಸೇಮ್ ಏನ್ ಹೇಳಿದ್ರು ಸರ್, ಅದೆಲ್ಲ ಇನ್ಸಿಡೆಂಟ್ಸ್ ಅನ್ನ ನಾನು ಅದರಲ್ಲಿ ಇದು ಮಾಡಿದೀನಿ ಸರ್, ಮೆನ್ಷನ್ ಮಾಡಿದೀನಿ.
0: ತುಂಬಾ ಧನ್ಯವಾದಗಳು ಮೇಡಮ್.
2: ಹಾ ಸರ್, ನನ್ನ ಊರು ನನ್ನ ಹಿಮ್ಮೆ ಅಂತ ಹೇಳ್ಕೊಳಕ್ ತುಂಬಾ ಖುಷಿ ಆಗತ್ತೆ ಸರ್.
0: ಅಚ್ಚಾ ಅಚ್ಚಾ, ನೀವು ಹುಚ್ಚರಾಯಪ್ಪನವ್ರ ಬಗ್ಗೆ ಹೇಳಿದ್ರಿ. ಅವರು ತುಂಬಾ ಹಾಡುಗಳನ್ನ ಹೇಳ್ತಾ ಇದ್ರು.
2: ಹೌದು ಸರ್.
0: ಆ ಹಾಡಿನ ಒಂದು ಭಾಗ ನಾನು ಒಂಚೂರು ಹೇಳ್ತೀನಿ, ಅದು ನಂಗೆ ಅವ್ರು ಹೇಳಿದ ರಾಗ ಮರ್ತೋಗ್ಬಿಟ್ಟಿದೆ. ಕಲಿಯುಗದ ಶ್ರೀಕೃಷ್ಣ ಭಾರತದ ಜಯವೀರ, ಗಾಂಧಿ ತಾತನೆ ಇಂದು ಜಯವಾಗಿದೆ, ಭಾರತೀಯ ಮುಖದಲ್ಲಿ ನಗೆ ಮೂಡತಲಿದೆ, ಹಾರಾಡುವ ಧ್ವಜವೇ ಹೂ ಮಳೆಯು ಬರುತ್ತಲಿದೆ.

0: ಅಂದರೆ ಆ ಸಂದರ್ಭದಲ್ಲಿ ಅವರು ಸ್ವಾತಂತ್ರ್ಯದ ಭಾರತವನ್ನು ಹಾರಿಸಿದಾಗ ಬಹುಶಃ ಮಳೆಗಾಲ ಇತ್ತು ಅಂತ ಕಾಣಿಸುತ್ತೆ. ಆ ಮಳೆಯನ್ನೇ ಹೂ ಮಳೆ ಅಂತ ಕರೆದಿದ್ದಾರೆ. ಹುಚ್ಚರಾಯಪ್ಪನವರು ಇಂಥ ಹಾಡುಗಳನ್ನು ಬಹಳಷ್ಟು ಹಾಡ್ತಾ ಇದ್ರು. ಮೇಡಮ್ ತುಂಬಾ ತುಂಬಾ ಧನ್ಯವಾದಗಳು. ಸಮಯ
1: ಫೋಟೋಸ್ ಎಲ್ಲ ತಗೊಂಡಿದೆ ಸರ್. ಅಂದ್ರೆ ಅವರು ಸ್ವಲ್ಪ ಜನ ಇದ್ರು ಸರ್, ನಾನ್ ಡೆಸರ್ಟೇಷನ್ ಮಾಡುವಾಗ 2000 ಅಲ್ಲಿ ಫ್ಯಾಮಿಲಿ ಫೋಟೋಸ್ ಎಲ್ಲ ತಗೊಂಡಿದೆ ಸರ್. ಅವರು ಜಯಣ್ಣ ಅಂತ ಹೇಳಿ ಸರ್, ಇನ್ನೊಬ್ರು ನೀವು ಹೆಸರು ಮರೆತ್ರಿ ಅಲ್ಲ
0: ಇಲ್ಲ
1: ಅವರು. ಹಾ ಸರ್, ಜಯಣ್ಣ ಅಂತ ಹೇಳಿ ಸಾಹುಕಾರ್ ಬಸವಣ್ಣಪ್ಪ ಮತ್ತೆ ಗುರುಶಾಂತಪ್ಪ ಅವ್ರ ತಮ್ಮ ಮಗ ಜಯಪ್ಪ ಅಂತ ಹೇಳಿ. ಹೌದು ಸರ್, ಸಣ್ಣ ಮಕ್ಕಳ ಸರ್ಕಾರ ರಚನೆ ಮಾಡಿದ್ರಲ್ಲ
0: ಅವರೇ ತಹಸೀಲ್ದಾರರು.
1: ಹಾ ಸರ್, ಹೌದು, ತಾವಂಗಿಯವರವರು.
2: ಓಕೆ ಗೀತಾ ಮೇಡಮ್,
1: ಥ್ಯಾಂಕ್ ಯು ಮೇಡಮ್.
2: ಕಾರ್ಯಕ್ರಮವನ್ನ ಕೇಳಿ ಕರೆ ಮಾಡಿ
1: ತುಂಬಾ ಖುಷಿ ಆಯ್ತು. ನಮ್ಮೂರಿನ ಬಗ್ಗೆ ನೀವು ಕಾರ್ಯಕ್ರಮ ಇಟ್ಕೊಂಡಿದ್ದು ಸ್ವತಂತ್ರ ಹೋರಾಟ ದಿನ, ತುಂಬಾ ತುಂಬಾ ಖುಷಿ ಆಯ್ತು ಕೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ರೇಡಿಯೋ FM ಶಿವಮೊಗ್ಗ.
2: ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್.
1: ಥ್ಯಾಂಕ್ ಯು ಸೋ ಮಚ್.
0: ನಾನು ಕೂಡ ರೇಡಿಯೋ ಶಿವಮೊಗ್ಗದ ಎಲ್ಲ ಶ್ರೋತೃಗಳಿಗೂ ಅಭಿಮಾನ ಪೂರ್ವಕವಾಗಿ ಮತ್ತೊಮ್ಮೆ ಸ್ವಾತಂತ್ರ್ಯದ ಶುಭಾಶಯಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ
2: ಸರ್. ಮತ್ತೊಮ್ಮೆ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು.
2: ನಮಸ್ತೆ. ಸ್ನೇಹಿತರೆ, ಇದಾಗಿತ್ತು ಈ ದಿನದ ಸ್ವಾತಂತ್ರ್ಯದ ಓಟದ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮಗಳು ಮುಂದುವರೆಯುತ್ತೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ನಮ್ಮ ದೇಶ ಹೋರಾಟದ ಕಥೆಗಳ, ಸಂಸ್ಕೃತಿಯ ಬಣ್ಣಗಳ ಮತ್ತು ಸಿಹಿಯಾದ ಸಂಬಂಧಗಳ ದೇಶ. ಈ ಸುಂದರ ಭಾರತಕ್ಕೆ ನಮ್ಮ ಹೃದಯಪೂರ್ವಕ ನಮನ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
5: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
6: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
5: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
6: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
8: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
9: ಹೂನೆ, ರೆಡಿ ಆಗ್ತಾ ಇದೆ.
8: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
10: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
2: ಎಸ್, ಮತ್ತೊಮ್ಮೆ ನಮ್ಮ ಸ್ವಾತಂತ್ರ್ಯ ಓಟ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಏನಪ್ಪ ಶ್ವೇತಾ, ಮತ್ತೆ ಬಂದಿದ್ದಾಯ್ತು. ಯಾವ ಟಾಪಿಕ್ ಮಾತಾಡ್ತಾರೆ ಅಂತ ಅನ್ಕೊಳ್ತಾ ಇದ್ದೀರಾ? ಎಸ್, ಇಷ್ಟು ಹೊತ್ತು ನೀವೆಲ್ಲ ಈ ಸೂರಿದ ಬಗ್ಗೆ, ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ನೀವು ಕೇಳಿಸ್ಕೊಂಡ್ರಿ. ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ನಮ್ಮ ಕಾಂತೇಶ್ ಕದರ ಮಂಡಳಿಗೆ ಅವರು ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾಯ್ತು. ಈಗ ಇಷ್ಟೇ ಸಾಕ ನಮ್ಮ ಕೇಳುಗರಿಗೆ? ಮತ್ತಷ್ಟು ಮಗದೊಮ್ಮೆ ಮತ್ತಷ್ಟು ಸಾಕಷ್ಟು ವಿಷಯಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಭಾರತ ಮಾತೆಯ ಮಡಿಲಲ್ಲಿ ನಾವು ಸ್ವತಂತ್ರವಾಗಿ ಉಸಿರಾಡ್ತಾ ಇರೋದಕ್ಕೆ, ತ್ರಿವರ್ಣ ಧ್ವಜ ಹೆಮ್ಮೆಯಿಂದ ಹಾರಾಡ್ತಿರೋದಕ್ಕೆ ಅದೆಷ್ಟೋ ಮಹಾನ್ ನಾಯಕರು, ತ್ಯಾಗಿಗಳು ತಮ್ಮ ಪ್ರಾಣವನ್ನೇ ಅರ್ಪಿಸಿದ್ದಾರೆ ಅಲ್ವಾ? ಸೊ ಆ ಒಂದು ಸ್ವಾತಂತ್ರ್ಯದ ಇತಿಹಾಸವನ್ನು ಕೇವಲ ನೆನೆಸ್ಕೊಳ್ಳೋದಕ್ಕೆ ಮಾತ್ರ ಅಲ್ಲ ಅನ್ಸತ್ತೆ, ಈ ಒಂದು ದಿನ ಇವತ್ತಿನ ಆಧುನಿಕ ಕಾಲಘಟ್ಟದಲ್ಲಿ ವಿಭಿನ್ನ ಕ್ಷೇತ್ರಗಳಲ್ಲಿ ಕಲಿತಾ ಇರುವಂತಹ ಯುವ ಪೀಳಿಗೆ ಅದನ್ನು ಯಾವ ರೀತಿ ನೋಡ್ತಾ ಇದೆ ಅನ್ನೋದನ್ನು ತಿಳಿಯೋದು ಕೂಡ ಇವತ್ತಿನ ವಿಶೇಷ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ಹಿಂದಿನ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಮೂವರು ವಿಶೇಷ ಅತಿಥಿಗಳು ಉಪಸ್ಥಿತರಿದ್ದಾರೆ. ಒಬ್ಬರು ಲಾ ಕಾಲೇಜಿನ, ನಮ್ಮ ನ್ಯಾಷನಲ್ ಲಾ ಕಾಲೇಜಿನ ವಿದ್ಯಾರ್ಥಿ ಅಂಕಿತಾ ಎ ಎಂ ಅವರು ನನ್ನೊಟ್ಟಿಗಿದ್ದಾರೆ ಕಾರ್ಯಕ್ರಮಕ್ಕೆ. ಸ್ವಾಗತ ಅಂಕಿತಾ ಅವರೇ. ಓಕೆ, ಸೊ ಇವರು ದೇಶದ ಕಾನೂನು, ಸಂವಿಧಾನ ಮತ್ತು ಹಕ್ಕುಗಳ ದೃಷ್ಟಿಕೋನದಿಂದ ಇವತ್ತು ನಮ್ಮೊಟ್ಟಿಗೆ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ ಅಂತಲೇ ಹೇಳ್ಬೋದು. ಅಂಕಿತ ಅವರೇ, ನಿಮ್ಮ ಒಂದು ಕಿರು ಪರಿಚಯವನ್ನು ಮಾಡಿಕೊಡ್ಬೋದಾ?
11: ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಅಂಕಿತಾ. ನಾನು ಇಲ್ಲೇ ಸಿ ಬಿ ಆರ್ ಲಾ ಕಾಲೇಜಲ್ಲಿ ಫೈನಲ್ ಇಯರ್ ಓದ್ತಾ ಇದ್ದೀನಿ. ಎಲ್ರಿಗೂ 80th ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು.
2: ಓಕೆ, ಎಸ್ ಅಂಕಿತ ಅವರೇ, ಇವತ್ತಿನ ನಮ್ಮ ರೇಡಿಯೋ ಸ್ಟುಡಿಯೋಗೆ ಪ್ರೀತಿಯಿಂದ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀವಿ. ಸೊ ಮೊದಲು ನಿಮ್ಮ ಕಿರು ಪರಿಚಯವನ್ನು ಮಾಡಿಕೊಟ್ರಿ. ಈಗ ವಿದ್ಯಾರ್ಥಿಯಾಗಿ ಈ ಬಾರಿಯ ಸ್ವಾತಂತ್ರ್ಯ ದಿನಾಚರಣೆ ನಿಮ್ಮಲ್ಲಿ ಯಾವ ರೀತಿ ವಿಶೇಷ ಉತ್ಸಾಹವನ್ನು ನೀವು ತೋರ್ತೀರಾ ಅಂತ ಹೇಳ್ಬೋದಾ?
11: 80th ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ನಾನು ಈ ಥರ ಒಂದು ವೇದಿಕೆಯಲ್ಲಿ ಮಾತಾಡೋದಕ್ಕೆ ಬಂದಿರೋದೇ ನನಗೊಂಥರ
2: ಖುಷಿ
11: ಇದೆ.
2: ಓಕೆ, ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳು ನೀವು ಕೇಳ್ತಾ ಇರ್ತೀರಾ, ಹಾಗೆ ಧ್ವಜಾರೋಹಣ ಕೂಡ ನೀವು ನಿಮ್ಮ ಕಾಲೇಜಿನಲ್ಲಿ ನಡೆಸಿ ಬಂದ್ರಿ ಅಂತ ಕಾಣುತ್ತೆ. ಸೊ ಹೇಗಿತ್ತು ಸಂಭ್ರಮ?
11: ಚೆನ್ನಾಗಿತ್ತು. ಹಾಗೆ ನಮ್ಮ ಸ್ಕೂಲಲ್ಲಿ ಕೂಡ ನಮ್ಮೂರಿನ ವಿದ್ಯಾರ್ಥಿಗಳು ಎಲ್ಲರೂ ಹೋಗ್ತಾ ಇದ್ರು, ನಮ್ಮ ಹಳೆ ಮೆಮೊರೀಸ್ ಎಲ್ಲನೂ ಕೂಡ
2: ನೆನಪಾಗ್ತಾ ಇತ್ತು. ಓಕೆ, ಎಸ್ ಅಂಕಿತ ಅವರೇ, ಇವತ್ತು ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ಸ್ಕೂಲ್ ಅಥವಾ ಕಾಲೇಜಿನಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಅಂದ ಹಾಗೆ ನಿಮಗೆ ಜ್ಞಾಪಕ ಆಗುವಂತಹ ಮಧುರವಾದ ಅಥವಾ ತಮಾಷೆಯಾದ ಯಾವ್ದಾದ್ರು ಘಟನೆ ಇದೆಯಾ?
11: ಇವಾಗೆಲ್ಲ ಎಲ್ರಿಗೂ ಒಂದೇ ದಿನನೇ ಸ್ವಾತಂತ್ರ್ಯ ದಿನಾಚರಣೆ, ನಮಗೆ ಅಂದ್ರೆ ಒಂದು ವೀಕ್ ಮುಂಚೆನೆ ಸ್ಟಾರ್ಟ್ ಆಗ್ತಿತ್ತು. ಎಲ್ಲ ಡ್ಯಾನ್ಸ್, ಹಾಡು, ಭಾಷಣ ಎಲ್ಲದು ತುಂಬಾ ಚೆನ್ನಾಗಿರ್ತಿತ್ತು. ಸ್ಕೂಲ್ ಮೆಮೊರೀಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ.
2: ಓಕೆ ಓಕೆ, ಸೊ ಹಾಗಾದ್ರೆ ಈಗ ಸ್ವಾತಂತ್ರ್ಯ ಹೋರಾಟ ಮತ್ತು ಕಾನೂನು ದೃಷ್ಟಿಕೋನ ಅಂದ್ರೆ ಈಗ ನಮ್ಮ ಬ್ರಿಟಿಷ್ ಕಾಲದ ಅನೇಕ ಕಠಿಣ ಮತ್ತು ಅನ್ಯಾಯದ ಕಾನೂನುಗಳಿದ್ವು. ಉದಾಹರಣೆಗೆ ಉಪ್ಪಿನ ಕಾಯ್ದೆ, ರೌಲತ್ ಕಾಯ್ದೆ ಇದ್ವು. ಹಾಗಾಗಿ ಇಂತಹ ಕಾಯ್ದೆಗಳನ್ನು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಕಾನೂನುಬದ್ಧವಾಗಿ ಮತ್ತು ಅಹಿಂಸೆಯ ಮೂಲಕ ಹೇಗೆ ಎದುರಿಸ್ತಾ ಇದ್ರು ಅಂತ, ಅಂದರೆ ಈ ಕಾನೂನು ವಿದ್ಯಾರ್ಥಿಯಾಗಿ ನೀವು ಹೇಗೆ ವಿಶ್ಲೇಷಣೆ ಮಾಡ್ಬೋದು ಅಂತ?
11: ಇವಾಗ ಕಾನೂನು ಇದೆ ಅಂದ ಮಾತ್ರಕ್ಕೆ ಅದು ಎಲ್ಲದೂ ನ್ಯಾಯಯುತವಾಗಿರ್ಬೇಕು ಅಂತ ಏನಿಲ್ಲ.
2: ಓಕೆ,
11: ಬ್ರಿಟಿಷರ್ ಕಾಲದಲ್ಲಿರೋ ಕಾನೂನುಗಳು ಜನರ ಸ್ವಾತಂತ್ರ್ಯನೆಲ್ಲ ನಿರ್ಬಂಧ ಮಾಡ್ತಿದ್ವು. ಅಂದರೆ ಇವಾಗ ನಮ್ಮ ದೇಶದ್ದು, ನಮ್ಮ ಸಮುದ್ರದ ಉಪ್ಪನ್ನ ನಾವು ಅದಕ್ಕೂ ಕೂಡ ಟ್ಯಾಕ್ಸ್ ಕಟ್ಟಬೇಕು ಅಂದರೆ ಅವಾಗ ಅದಕ್ಕೆ ಗಾಂಧೀಜಿಯವರು ಯಾವುದೇ ವೈಲೆನ್ಸ್ ಮಾಡಲಿಲ್ಲ ಮತ್ತು ಯಾವುದೇ ದಾಳಿ ಮಾಡಿಲ್ಲ. ಅವ್ರು ಕೇವಲ ಒಂದು ಪೀಸ್ಫುಲ್ಲಾಗಿ ದಂಡಯಾತ್ರೆ ಮೂಲಕ ಅವರು ಅದಕ್ಕೆ ಸೊಲ್ಯೂಷನ್ ತಂದ್ಕೊಟ್ಟರು.
2: ಓಕೆ ಓಕೆ, ಸೂಪರ್. ಕೇಳಿಸ್ಕೊಂಡ್ರಲ್ಲ ನೋಡಿದ್ರೆ, ಅಂದರೆ ಅಂದಿನ ನಮ್ಮ ಗಾಂಧೀಜಿಯವರು ನಡೆಸಿರುವಂತಹ ಉಪ್ಪಿನ ಸತ್ಯಾಗ್ರಹದಲ್ಲಿ ಎಷ್ಟೆಲ್ಲ ಹೋರಾಟಗಳು ನಡೆದ್ವು, ಆದರೂ ಕೂಡ ಈ ಆ ಒಂದು ಸಂದರ್ಭದಲ್ಲಿ ಲಾ ಕಾಲೇಜಲ್ಲಿ, ಅಂದರೆ ಆ ಒಂದು ನೀವು ವಿದ್ಯಾರ್ಥಿಯಾಗಿ ಇನ್ನೆಲ್ಲ ಯಾವೆಲ್ಲ ಮಾಹಿತಿನ ತಿಳಿಸ್ಬೋದು?
11: ಅಂದರೆ ಇವಾಗ ಒಂದು ದೊಡ್ಡ ಸಮಸ್ಯೆನ ಎದುರಿಸ್ಬೇಕು ಅಂದರೆ ಯಾವಾಗಲೂ ದೊಡ್ಡ ವೆಪನ್ ಬೇಕು ಅಂತಲೇ ಏನಿಲ್ಲ.
2: ಓಕೆ,
11: ನಾವು ಮಾಡೋ ಪ್ರಶ್ನೆ ರೈಟ್ ಆಗಿರಬೇಕು, ಮತ್ತು ನಮ್ಮ ಹತ್ರ ಧೈರ್ಯ ಮತ್ತು ಎಲ್ಲರೂ ಒಗ್ಗಟ್ಟಾಗಿದ್ದರೆ ಯಾವ ಪ್ರಾಬ್ಲಮ್ ಬೇಕಾದರೂ ಸಾಲ್ವ್ ಮಾಡ್ಬೋದು.
2: ಓಕೆ,
11: ಇವಾಗ ಲಾ ಇದೆ ಅಂದ ಮಾತ್ರಕ್ಕೆ ಅದು ಜಸ್ಟಿಸ್ ಅಂತ ಅಲ್ಲ, ಲಾ ಜನರನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆಯಾ ಇಲ್ವಾ ಅನ್ನೋದು ತುಂಬ ಮುಖ್ಯ ಆಗುತ್ತೆ.
2: ಅದ್ಭುತವಾಗಿ ಮಾತಾಡಿದ್ರಿ. ಸೊ ಅಂಕಿತ ಅವರೇ, ನೀವು ಹೇಳಿದ ಮಾತು ನಾವೆಲ್ಲರೂ ಒಂಥರ ಯೋಚನೆ ಮಾಡಬೇಕಾಗಿದೆ. ಅಂದರೆ ನಮ್ಮ ರಾಷ್ಟ್ರಪಿತ ಪಿತಾಮಹಾದಂತಹ ನಮ್ಮ ಗಾಂಧೀಜಿಯವರಿಂದ ಹಿಡಿದು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಸ್ವತಃ ವಕೀಲರೇ ಆಗಿದ್ದರೂ ಕೂಡ ಬ್ರಿಟಿಷರ ಅನ್ಯಾಯದ ಕಾನೂನುಗಳನ್ನೇ ಅವರ ವಿರುದ್ಧ ಅಸ್ತ್ರವನ್ನಾಗಿ ಬಳಸಿದ್ದು ನಮ್ಮ ಇತಿಹಾಸದ ಅತ್ಯಂತ ರೋಮಾಂಚಕ ಪುಟ ಅಂತಲೇ ಹೇಳ್ಬೋದು.
12: ಸೊ ಈಗ ಅಂಕಿತ್ ಅವರೇ, ಈಗ ಮುಂದಿನ ಪ್ರಶ್ನೆ ಏನಪ್ಪ ಅಂದ್ರೆ, ಅಂದಿನ ಸ್ವಾತಂತ್ರ್ಯಕ್ಕೂ ಇವಾಗಿನ ಸ್ವಾತಂತ್ರ್ಯ, ಅಂದ್ರೆ ಅಂದಿನ ಕಾಲದಲ್ಲಿ ಸ್ವಾತಂತ್ರ್ಯ ಅಂತಂದ್ರೆ ಬ್ರಿಟಿಷರ ಗುಲಾಮಗಿರಿಯಿಂದ ಮತ್ತು ದಬ್ಬಾಳಿಕೆಯಿಂದ ಮುಕ್ತಿ ಪಡೆಯುವುದಾಗಿತ್ತು. ಆದ್ರೆ ಇವತ್ತಿನ ಆಧುನಿಕ ಭಾರತದಲ್ಲಿ ಯುವ ಜನತೆಗೆ ಸ್ವಾತಂತ್ರ್ಯದ ನಿಜವಾದ ಅರ್ಥ ಸಿಗ್ತಾ ಇದೆಯಾ ಅಂತ? ಏನು,
11: ನಮಗೆ ಸ್ವಾತಂತ್ರ್ಯ ಸಿಕ್ಕಿನ 80 ವರ್ಷ ಆಯ್ತು, ಆದ್ರೆ ನಿಜವಾಗ್ಲೂ ನಮಗ್ ನಮ್ಮಲ್ಲೇ ನಮ್ಮ ದೇಶದಲ್ಲೇ ನಮಗೆ ಸ್ವಾತಂತ್ರ್ಯ ಇದೆಯಾ ಅನ್ನೋದು ಮುಖ್ಯ ಆಗುತ್ತೆ. ಇವಾಗ ನಮಗ್ ಏನಾದ್ರೂ ಒಂದು ಡಿಸಿಷನ್ ತಗೋಬೇಕು ಅಂದ್ರೆ ಇವಾಗ ಯಾರು ಏನ್ ಅನ್ಕೊಂತಾರೆ ಅಂತ ಯೋಚನೆ ಮಾಡಿದ್ರ ಬದಲು ನಮಗೆ ಏನ್ ಅನ್ಸುತ್ತೆ, ನಮ್ ಲೈಫಿಗೆ ಏನ್ ಬೇಕೋ ಆತರ ಡಿಸಿಷನ್ಸ್ ನ ತಗೋಬೇಕು. ಇವಾಗ ಹೆಣ್ಮಕ್ಳಿಗಾಗ್ಲಿ ಬರೀ ಪ್ರೊಟೆಕ್ಷನ್ ಕೊಟ್ಟರೆ ಸಾಕಾಗೋದಿಲ್ಲ, ಮೊದಲು ರೆಸ್ಪೆಕ್ಟ್ ಕೊಡ್ಬೇಕು, ಆಮೇಲೆ ಫ್ರೀಡಮ್ ಕೊಡ್ಬೇಕು, ಅವ್ರ ಕಾಲ ಮೇಲೆ ಅವ್ರು ನಿತ್ಕೊಳೋ ತರ ಮಾಡ್ಬೇಕು. ಇದು ಸ್ವಾತಂತ್ರ್ಯ ಅಂದ್ರೆ ಅಂದ್ರೆ ಸ್ವೇಚ್ಛೆಗೂ ಮತ್ತೆ ಸ್ವಾತಂತ್ರ್ಯಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸ್ವಾತಂತ್ರ್ಯ ಇರ್ಬೇಕು, ಅಂದ್ರೆ ಸ್ವೇಚ್ಛೆ ಇರಬಾರ್ದು, ನಮ್ ಸ್ವೇಚ್ಛೆಯಿಂದ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು.
12: ಸೂಪರ್ ಸೂಪರ್ ಆಗಿ ಹೇಳಿದ್ರಿ ನೋಡ್ರಿ. ಸ್ವಾತಂತ್ರ್ಯ ಮನೆ ಫಸ್ಟ್ ಮನೆಯಲ್ಲೇ ನಮಗೆ ಸ್ವಾತಂತ್ರ್ಯನೇ ಮುಖ್ಯ. ಸೊ ಮನೆಯಲ್ಲಿ ಸ್ವಾತಂತ್ರ್ಯ ಕೊಟ್ಟ ನಂತರನೇ ನಾವು ಮುಂದಿನ ಒಂದು ಯಾವ ರೀತಿ ನಾವು ಯೋಚನೆ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಈಗ ಅಂಕಿತ್ ಅವರು, ಈಗ ಸಂವಿಧಾನ ಮತ್ತು ಹಕ್ಕುಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ಮಾತಾಡ್ಬೇಕಪ್ಪ ಅಂದ್ರೆ, ನಮಗೆ ಸ್ವಾತಂತ್ರ್ಯ ಸಿಕ್ಕ ಬಳಿಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಅತ್ಯುತ್ತಮವಾದ ಸಂವಿಧಾನವನ್ನ ನೀಡುತ್ತಾರೆ. ಸ್ವಾತಂತ್ರ್ಯ ಮತ್ತು ಸಂವಿಧಾನದ ನಡುವಿನ ಅವಿನಾಭಾವ ಸಂಬಂಧದ ಬಗ್ಗೆ ನಮ್ಮ ಕೇಳುಗರಿಗೆ ಒಂದೆರಡು ಮಾತುಗಳನ್ನ ತಿಳಿಸ್ಕೊಡ್ಬೋದಾ ಅಂತ?
11: ಸ್ವಾತಂತ್ರ್ಯ ಮತ್ತೆ ಸಂವಿಧಾನ ಅವೆರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಸ್ವಾತಂತ್ರ್ಯ ನಮಗೆ ಒಂದು ಅವಕಾಶನ ಕೊಡ್ತು, ಸಂವಿಧಾನ ಸ್ವಾತಂತ್ರ್ಯಕ್ಕೆ ಒಂದು ರೂಪ ಕೊಡ್ತು. ಅಂದ್ರೆ ನಮ್ ದೇಶಕ್ಕೇನ ಸ್ವಾತಂತ್ರ್ಯ ಬೇಕಾಗಿತ್ತು ಸಿಕ್ತು, ಆದ್ರೆ ನಮ್ ದೇಶದೊಳಗಡೆನೆ ನಮ್ ನಮ್ಮಲ್ಲೇ ತುಂಬಾ ಭೇದ ಭಾವ ಎಲ್ಲ ಇತ್ತು. ಅಂಬೇಡ್ಕರ್ ಅವ್ರು ಬರ್ದಿರೋ ಸಂವಿಧಾನದಿಂದನೆ ನಮಗ್ ನಿಜವಾಗ್ಲೂ ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳ್ತೀನಿ. ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಬರೀ ಲಾ ಸ್ಟೂಡೆಂಟ್ಸ್ ಓದೋ ಒಂದ್ ದೊಡ್ಡ ಬುಕ್ ಏನಲ್ಲ, ಅದು ಪ್ರತಿಯೊಬ್ಬರಿಗೂ ಪ್ರತಿಯೊಂದು ವ್ಯಕ್ತಿಗೂ ಡಿಗ್ನಿಟಿ ಮತ್ತೆ ಪ್ರೊಟೆಕ್ಷನ್ ನ ಕೊಡುತ್ತೆ.
12: ಓಕೆ, ಸೂಪರ್ ಆಗಿ ಅರ್ಥಪೂರ್ಣವಾದ ಮಾತನ್ನ ತಿಳಿಸಿದ್ರೆ ಅಂಕಿತ ಅವರೇ, ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ಈಗ ಸಾಮಾನ್ಯವಾಗಿ ಎಲ್ಲರೂ ನಮ್ಮ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ, ಆದರೆ ಒಬ್ಬ ಲಾ ವಿದ್ಯಾರ್ಥಿಯಾಗಿ ಕರ್ತವ್ಯಗಳ ಮಹತ್ವ ಏನು ಅನ್ನೋದು ಯುವಕರಿಗೆ ತಿಳಿಸ್ಬೋದಾ ಅಂತ?
11: ನಾವು ನಮ್ಮ ರೈಟ್ಸ್ನ ಕೇಳೋ ಮೊದಲು ನಾವು ನಮ್ಮ ಡ್ಯೂಟೀಸ್ನ ಫಾಲೋ ಮಾಡಬೇಕಾಗುತ್ತೆ. ನಮಗೆ ಫ್ರೀಡಮ್ ಬೇಕು, ಈಕ್ವಾಲಿಟಿ ಬೇಕು, ಜಸ್ಟಿಸ್ ಬೇಕು, ಎಲ್ಲದೂ ಬೇಕು ಅಂತ ಅಂತೀವಿ, ಆದರೆ ನಾವು ನಮ್ಮ ಡ್ಯೂಟೀಸ್ನ ಮಾತ್ರ ಫಾಲೋ ಮಾಡೋದಿಲ್ಲ. ಅಂದರೆ ಎಲೆಕ್ಷನ್ ದಿನ ಓಟ್ ಹಾಕೋದ್ಬಿಟ್ಟು ಒಂದು ದಿನ ರಜೆ ಸಿಕ್ತು ಅಂತ ಮನೇಲಿ ಮಲ್ಕೊಂಡಿದ್ರೆ ಅವಾಗ ನಮ್ಮ ಡ್ಯೂಟಿನ ಫಾಲೋ ಮಾಡ್ದಂಗಾಗಲ್ಲ. ಅಂದ್ರೆ ಪಾರ್ಲಿಮೆಂಟ್, ಗೌರ್ಮೆಂಟ್, ಪೊಲೀಸ್ ಇವ್ರು ಮಾತ್ರ ಡ್ಯೂಟಿ ಮಾಡ್ಬೇಕು ಅಂತಲ್ಲ, ನಾವು ಕೂಡ ದೇಶದ ಒಂದು ಭಾಗ ಅಂದ್ಮೇಲೆ ನಾವು ಕೂಡ ನಮ್ಮ ಡ್ಯೂಟಿ ಎಲ್ಲ ಮಾಡ್ಲೇಬೇಕಾಗುತ್ತೆ. ಮತ್ತೆ ಆರ್ಟಿಕಲ್ 51A ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆನೂ ಕೂಡ ಹೇಳಿದ್ದಾರೆ. ಅಂದ್ರೆ ನ್ಯಾಷನಲ್ ಫ್ಲಾಗ್ಗೆ ರೆಸ್ಪೆಕ್ಟ್ ಮಾಡಬೇಕು, ರಾಷ್ಟ್ರಗೀತೆಗೂ ಕೂಡ ರೆಸ್ಪೆಕ್ಟ್ ಕೊಡ್ಬೇಕು, ಕಾನ್ಸ್ಟಿಟ್ಯೂಷನ್ ಗೌರವಿಸಬೇಕು, ಎನ್ವಿರಾನ್ಮೆಂಟ್ ಎಲ್ಲ ಕಾಪಾಡಬೇಕು. ಇವಾಗ ನಾವೇ ರೋಡಲ್ಲಿ ಕಸ ಹಾಕ್ಬಿಟ್ಟು ಮತ್ತೆ ನಮಗೆ ಗುಡ್ ಎನ್ವಿರಾನ್ಮೆಂಟ್ ಬೇಕು ಅಂತ ಕೇಳಿದ್ರೆ ಅದು ನಮ್ಮಿಂದನೇ ಸ್ಟಾರ್ಟ್ ಆಗಬೇಕು ಪ್ರತಿಯೊಂದು. ಮತ್ತೆ ಸೋಷಿಯಲ್ ಮೀಡಿಯಾ ಇದೆ, ಅದನ್ನ ನಾವು ತುಂಬಾ ರೆಸ್ಪಾನ್ಸಿಬಲ್ ಆಗಿ ಯೂಸ್ ಮಾಡಬೇಕು. ನಾವು ಪಬ್ಲಿಕ್ ಪ್ರಾಪರ್ಟಿನೆಲ್ಲ ಪ್ರೊಟೆಕ್ಟ್ ಮಾಡಬೇಕು, ನಾವು ನಮ್ಮ ಕೆಲಸನ ಹಾನೆಸ್ಟ್ ಆಗಿ ಮಾಡಬೇಕು. ಈ ಥರ ಸಣ್ಣ ಪುಟ್ಟ ರೆಸ್ಪಾನ್ಸಿಬಿಲಿಟೀಸ್ ಸೇರಿ ದೊಡ್ಡ ಸೊಸೈಟಿ ಬಿಲ್ಡ್ ಆಗುತ್ತೆ.
12: ಸೂಪರ್ ಸೂಪರ್ ಆಗಿ ತಿಳಿಸಿದ್ರಿ, ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ? ತುಂಬ ಚೆನ್ನಾಗಿ ಮಾಹಿತಿನ ನಮ್ಮ ಲಾ ಕಾಲೇಜಿನ ವಿದ್ಯಾರ್ಥಿ ಅಂಕಿತ ಅವರು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿನ ತಿಳಿಸ್ತಾ ಇದ್ರು. ಹಾಗೆ ಸ್ನೇಹಿತರೆ, ಇವತ್ತಿನ ನಮ್ಮ ಸ್ವಾತಂತ್ರ್ಯ ಓಟ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಲಾ ಕಾಲೇಜಿನ ಅಂಕಿತ ಅವರು ಸ್ವಾತಂತ್ರ್ಯದ ಬಗ್ಗೆ, ಅಂದರೆ ಈಗ ಯುವ ಧ್ವನಿ ತ್ಯಾಗದ ನೆನಪು ಅಂತಲೇ ಹೇಳ್ಬೋದು, ಈ ಬದಲಾವಣೆ ಕನಸು ನಮ್ಮೆಲ್ಲರದು ಆಗಿರುತ್ತೆ, ಹಾಗಾಗಿ ಅವರ ಒಂದಿಷ್ಟು ಏನು ಕಾನೂನು ಪ್ರಶ್ನೆಗಳನ್ನು ನಾನು ಕೇಳ್ತಾ ಇದ್ದೆ, ಕಾನೂನಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು. ಹಾಗೆ ಈಗ ಅಂಕಿತ ಅವರೇ, ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ಓದುವಾಗ ನಿಮ್ಮ ರೋಮಾಂಚನಗೊಳಿಸಿದ ಯಾವುದೇ ಒಬ್ಬ ನಾಯಕ ಅಥವಾ ಘಟನೆಯನ್ನ ಒಂದು ವಾಕ್ಯದಲ್ಲಿ ಹೇಳ್ಬೋದಾ ಅಂತ?
11: ನನಗೆ ತುಂಬಾ ಇನ್ಸ್ಪೈರ್ ಅಂದ್ರೆ ರಾಣಿ ಅಬ್ಬಕ್ಕ.
12: ಓಕೆ,
11: ಅಂದ್ರೆ ಅವರು ವುಮೆನ್ ಅನ್ನೋ ಕಾರಣಕ್ಕೆ ಸುಮ್ಮನೆ ಇರಲಿಲ್ಲ, ಆವಾಗಿನ ಕಾಲದಲ್ಲೇ ಎಲ್ಲರೂ ಒಟ್ಟುಗೂಡಿಸಿ ಹೋರಾಡಿದ್ರು, ಮತ್ತೆ ದೊಡ್ಡ ಪ್ರಾಬ್ಲಮ್ ಇದೆ ಅಂತ ಹಿಂದೆ ಸರಿಲಿಲ್ಲ. ಅಂದ್ರೆ ಅವ್ರ ಮೇಲೆ ಅವ್ರ ನಂಬಿಕೆ ಇಟ್ಟು ಹೋರಾಡಿದ್ರು, ತಮ್ಮ ನೆಲ ಜಲ ಎಲ್ಲ ಜನಗಳನ್ನ ಉಳಿಸ್ಕೊಳೋದಕ್ಕೋಸ್ಕರ ಪೋರ್ಚುಗೀಸರ ವಿರುದ್ಧ ಧೈರ್ಯವಾಗಿ ಹೋರಾಡಿದ್ರಲ್ಲ, ಅವರು ನನಗೆ ತುಂಬಾ
12: ಇಷ್ಟ ಆಗುತ್ತೆ, ತುಂಬಾ ಇನ್ಸ್ಪಿರೇಷನ್ ಅಂತ. ಓಕೆ ಅಂಕಿತ್ ಅವರೀಗ ಇವತ್ತು ಆಗಸ್ಟ್ 15ನೇ ತಾರೀಕು, ರಜಾ ಸಿಕ್ತು ಅಂತಂದರೆ ಮಜಾ ಮಾಡೋದು ಅಂತ ಯೋಚನೆ ಮಾಡ್ತಾರೆ ಇವತ್ತಿನ ಯುವಕರು. ಆ್ಯಸ್ ಎ ಲಾ ಕಾಲೇಜಿನ ವಿದ್ಯಾರ್ಥಿಯಾಗಿ ನೀವು ಒಂದು ಅದ್ಭುತವಾದ ಗಂಭೀರ ಹಾಗೂ ತಮಾಷೆಯ ಒಂದು ಸಂದೇಶ ಯಾವ್ದಾದ್ರು ಹೇಳ್ಬೋದಾ ಅಂತ.
11: ಆಗಸ್ಟ್ 15 ಅಂದರೆ ಅದನ್ನು ಕೂಡ ಒಂದು ಹಾಲಿಡೇ ಅಂತ ಕನ್ಸಿಡರ್ ಮಾಡ್ತಾರೆ ಇವಾಗೆಲ್ಲ. ಹಾಲಿಡೇ ಅಂದ್ಬಿಟ್ಟು ಮನೇಲೆ ಮಲ್ಕೋಬೇಡ್ರಿ, ಎಲ್ಲರೂ ಒಂದು 10 ನಿಮಿಷನಾದ್ರೂ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನೆನೆಸ್ಕೊಳ್ರಿ. ಯಾಕಂದ್ರೆ ಇವತ್ತು ನಾವು ಇಷ್ಟು ಎಂಜಾಯ್ ಮಾಡ್ತಿದ್ದೀವಿ, ಇಷ್ಟು ಆರಾಮಾಗಿದ್ದೀವಿ ಅಂದರೆ ಎಷ್ಟೋ ಜನ ನಮಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ದಾರಲ್ಲ. ಹಂಗಂತ ಎಲ್ಲರೂ ಫ್ರೀಡಮ್ ಫೈಟರ್ ಆಗಬೇಕು, ಬಾರ್ಡ್ರಲ್ಲಿ ಹೋಗಿ ಯುದ್ಧ ಮಾಡಬೇಕು ಅಂತ ಏನಿಲ್ಲ. ಅಂದರೆ ನಾವಿರೋ ಜಾಗದಲ್ಲೇ ಒಳ್ಳೆ ಕೆಲಸಗಳನ್ನ ಮಾಡಬೇಕು, ಫ್ರೀಡಮ್ನ ಮಿಸ್ಯೂಸ್ ಮಾಡ್ಕೊಬಾರ್ದು, ಮತ್ತು ಇನ್ನೊಬ್ಬರು ಫ್ರೀಡಮ್ಗೆ ರೆಸ್ಪೆಕ್ಟ್ ಕೊಡಬೇಕು. ಇವಾಗ ಸೋಷಿಯಲ್ ಮೀಡಿಯಾ ಅಂದಮೇಲೆ ನಮಗೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ, ಹಂಗಂತ ನಮಗೆ ಇಷ್ಟ ಬಂದಿರೋ ಒಪಿನಿಯನ್ ಎಲ್ಲ ಶೇರ್ ಮಾಡಬಾರ್ದು, ಅದರಿಂದ ಇನ್ನೊಬ್ರಿಗೆ ಅವಮಾನ ಆಗಬಾರ್ದು, ತುಂಬ ರೆಸ್ಪಾನ್ಸಿಬಲ್ ಆಗಿ ಯೂಸ್ ಮಾಡಬೇಕು. ಮತ್ತು ಇವತ್ತೊಂದಿನ ಬಾವುಟ ಇಟ್ಕೊಂಡು ರ್ಯಾಲಿ ಮಾಡೋದಲ್ಲ, ಬಾವುಟನ ಕೆಳಗಡೆ ಬೀಳದೆ ಇರೋ ಥರ ನೋಡ್ಕೊಬೇಕು.
12: ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಹಿತಿನ ತಿಳಿಸಿದ್ದಕ್ಕೆ ಧನ್ಯವಾದಗಳು ಅಂಕಿತ ಅವರೆ. ನೋಡಿದ್ರಲ್ಲ, ಕೇಳಿಸ್ಕೊಂಡಲ್ಲ ಸ್ನೇಹಿತರೆ, ತುಂಬ ಸುಂದರವಾದ ಮತ್ತು ಅರ್ಥಪೂರ್ಣವಾದ ಮಾತು ಅಂಕಿತ ಅವರು ತಿಳಿಸ್ತಾ ಇದ್ರು. ಹೌದಲ್ವಾ, ಸ್ವಾತಂತ್ರ್ಯ ಅನ್ನೋದು ಕೇವಲ ನಮಗೆ ಸಿಕ್ಕ ಒಂದು ಉಡುಗೊರೆಯಲ್ಲ, ಅದೊಂದು ಜವಾಬ್ದಾರಿ ಅಂತ ತಿಳಿಸಿದ್ರು. ಆದರೆ ಆ ಹಕ್ಕಿಗೆ ಜೀವ ತುಂಬಿ ದೇಶದ ಪ್ರತಿಯೊಬ್ಬ ಕಡೆಯ ನಾಗರಿಕನಿಗೂ ಕೂಡ ಸಮಾನತೆಯ ಬದುಕನ್ನು ನೀಡಿದ್ದು ನಮ್ಮ ಸಂವಿಧಾನ. ಸೊ ಸ್ವಾತಂತ್ರ್ಯ ಮತ್ತು ಸಂವಿಧಾನ ಅಂತಂದರೆ ಒಂದೇ ನಾಣ್ಯದ ಮುಖಗಳು ಅಂತ ಆಗಲೇ ನಮ್ಮ ಅಂಕಿತ ಅವರು ತಿಳಿಸಿದರು. ಇವತ್ತಿನ ಈ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಸಂಚಿಕೆಯಲ್ಲಿ ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸ್ಟುಡಿಯೋಗೆ ಆಗಮಿಸಿ ನ್ಯಾಷನಲ್ ಲಾ ಕಾಲೇಜ್ ಪರವಾಗಿ ಅತ್ಯಂತ ಅಮೂಲ್ಯವಾದ ಕಾನೂನು ಜ್ಞಾನವನ್ನು ಹಾಗೂ ದೇಶ ಪ್ರೇಮದ ನೈಜ ಸಂದೇಶವನ್ನು ನಮ್ಮ ಕೇಳುವರಿಗೆ ಹಂಚಿಕೊಂಡ ಅಂಕಿತ ಅವರಿಗೆ ನಮ್ಮ ಇಡೀ ಬಳಗದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಅಂಕಿತ ಅವರೆ.
11: ಎಲ್ರಿಗೂ ಥ್ಯಾಂಕ್ಸ್, ನನಗೆ ಈ ಥರ ಒಂದು ಅಪರ್ಚುನಿಟಿ ಕೊಟ್ಟಿ.
12: ಓಕೆ, ಎಸ್ ಓಕೆ. ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ, ನಮ್ಮ ಅಂಕಿತ ಅವರು ಸಾಕಷ್ಟು ಕಾನೂನಿನ ಬಗ್ಗೆ ಒಂದಿಷ್ಟು, ಸಾಕಷ್ಟು ಅನ್ನೋಕ್ಕಿಂತ ಒಂದು ಸಿಂಪಲ್ಲಾಗಿ ನಮ್ಮ ಒಂದು 4-5 ಪ್ರಶ್ನೆಗಳಿಗೆ ನಮ್ಮ ಅಂಕಿತ ಅವರು ಉತ್ತರಿಸಿದ್ದಾಯಿತು ಅಂತ ಹೇಳ್ಬೋದು. ಈಗ ಮತ್ತೊಬ್ಬರು ವಿದ್ಯಾರ್ಥಿ ಇದ್ದಾರೆ, ಅವರು ಹೆಂಗಪ್ಪ ಅಂತಂದರೆ ನಾವು ಅಂದ್ಕೊಳ್ತಾ ಇರ್ತೀವಿ ಏನಿದು ಶ್ವೇತಾ ಇವತ್ತು ಏನೇನೋ ತಂದುಬಿಟ್ಟಿದ್ದಾಳೆ ಅಂತ ನೀವು ಅಂದ್ಕೋಬೋದು. ಎಸ್, ಹಾಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ವಿದ್ಯಾರ್ಥಿ ಕೂಡ ಭಾಗವಹಿಸ್ತಾ ಇದ್ದಾರೆ. ಅವರು ಯಾರು ಅಂತ ನೀವು ಕೇಳ್ಬೋದು, ಹಾಗೆ ಯಾರು ಇರ್ತಾರೆ ಅಂತ ನೀವು ಯೋಚನೆ ಮಾಡ್ತಾ ಇರ್ತಿದ್ರೆ, ಎಸ್, ಅವ್ರು ಯಾರೂ ಇಲ್ಲ, ನಮ್ಮ ಸುಬ್ಬಯ್ಯ, ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿ ಶ್ರೇಯಸ್ ಅಂತ ಹೇಳಿ. ಸೊ ಅವ್ರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೇಯಸ್ ಅವರೇ, ಇವತ್ತಿನ ಸ್ವಾತಂತ್ರ್ಯ ಓಟ ಕಾರ್ಯಕ್ರಮಕ್ಕೆ ಸ್ವಾಗತ.
13: ಧನ್ಯವಾದಗಳು ಮೇಡಮ್.
12: ಓಕೆ, ಕೇಳುಗರೆ, ನಮ್ಮ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ನಡೆದ ವೈದ್ಯಕೀಯ ಸೇವೆ ಹಾಗೂ ಆರೋಗ್ಯದ ಹಿನ್ನೆಲೆ ಹೇಗಿತ್ತು ಅಂತ ಶ್ರೇಯಸ್ ಅವರು ಒಂದೊಂದಾಗಿ ತಿಳಿಸ್ಕೊಡ್ತಾರೆ. ಸೊ ನಿಮ್ಮ ಒಂದು ಕಿರು ಪರಿಚಯವನ್ನು ಮಾಡಿಕೊಡ್ಬೋದಾ ಶ್ರೇಯಸ್ ಅವರೇ?
13: ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಶ್ರೇಯಸ್. ನಾನು ಸುಬ್ಬಯ್ಯ ವೈದ್ಯಕೀಯ ಕಾಲೇಜಿನ 3ನೇ ವರ್ಷದ MBBS ವಿದ್ಯಾರ್ಥಿಯಾಗಿ ಓದುತ್ತಿದ್ದೇನೆ. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ರೇಡಿಯೋ ಶಿವಮೊಗ್ಗ 90.8 FM ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಲು ಬಯಸುತ್ತೇನೆ ನಾನು. ಧನ್ಯವಾದಗಳು ಮ್ಯಾಮ್.
12: ಓಕೆ ಶ್ರೇಯಸ್ ಅವರೇ, ಹೇಗೆ ಅನಿಸ್ತಾ ಇದೆ ಇವತ್ತಿನ ದಿನ ಸಂಭ್ರಮಾಚರಣೆ, ಸ್ವಾತಂತ್ರ್ಯ ಸಂಭ್ರಮಾಚರಣೆ?
13: ಹಾ, ಸ್ವಾತಂತ್ರ್ಯ ಸಂಭ್ರಮಾಚರಣೆ ಒಳ್ಳೆಯದೇ, ಚೆನ್ನಾಗೇ ಇತ್ತು. ಸ್ವಾತಂತ್ರ್ಯ ಸಂಭ್ರಮಾಚರಣೆ ಅಂದರೆ ನನಗೆ ನನ್ನ ಶಾಲೆಯ ದಿನಗಳು ಅವೆಲ್ಲ ನೆನಪಾಗುತ್ತದೆ. ಹೇಗೆ ನಾವು ಒಂದು 10 ದಿನ ಹಿಂದೆಯಿಂದಾನೇ ಹಾಡೋದಕ್ಕೆ, ಎಲ್ಲ ಸ್ಪೀಚ್ಗೆ, ಎಲ್ಲದಕ್ಕೂ ಪ್ರಿಪೇರ್ ಮಾಡ್ಕೋತಿದ್ವಿ. ಅದೇ ರೀತಿ ಯಾವ ಥರ ಏನು ಅರೇಂಜ್ಮೆಂಟ್ಸ್ ಏನಿರುತ್ತೆ, ಡೆಕೋರೇಷನ್ಸ್ ಏನೇನಿರುತ್ತೆ, ಅವೆಲ್ಲ ಅರೇಂಜ್ಮೆಂಟ್ಸ್ದು ಅದೆಲ್ಲ ಹೇಗೆ ನಾನು ನನ್ನ ಸ್ನೇಹಿತರೊಡನೆ ಹೇಗೆ ಇದ್ದೆ ನಾನು, ಅದೆಲ್ಲ ನೆನಪಾಗುವಂಥದ್ದೇ ಸ್ವಾತಂತ್ರ್ಯ ದಿನಾಚರಣೆ ಅನ್ನೋದು. ಪ್ರಥಮವಾಗಿ ನನಗೆ ಅದೇ ನೆನಪಾಗುತ್ತದೆ.
12: ಸೂಪರ್ ಸೂಪರ್. ಓಕೆ ಓಕೆ ಶ್ರೇಯಸ್ ಅವರೇ, ನನಗೆ ಈಗ ನನಗೊಂಥರ ಕ್ಯೂರಿಯಸ್ ಏನಪ್ಪ ಅಂತಂದರೆ, ಆಗ ನಮ್ಮ ಸ್ವಾತಂತ್ರ್ಯ ಹೋರಾಟದ ಕಠಿಣ ದಿನಗಳಲ್ಲಿ ವಿಶೇಷವಾಗಿ ಬ್ರಿಟಿಷರ ಕಾಲದಲ್ಲಿ ಭಾರತೀಯರಿಗೆ ಆರೋಗ್ಯ ಸೇವೆಗಳು ಹೇಗಿದ್ವು, ಅವತ್ತಿನ ಪರಿಸ್ಥಿತಿ ಸ್ಥೂಲ ಚಿತ್ರಣವನ್ನು ನಮ್ಮ ಕೇಳುಗರಿಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ ಅಂತ?
13: ಖಂಡಿತವಾಗಿ.
12: ಓಕೆ,
13: ಮೊದಲನೇದಾಗಿ ಹೇಳ್ಬೇಕಂದ್ರೆ ನಾವಿಂದು ನೋಡ್ತಿರೋ ತರ ಆಸ್ಪತ್ರೆಗಳಾಗ್ಲಿ ಔಷಧಿಗಳಾಗ್ಲಿ ಲಸಿಕೆಗಳು ಆಂಬ್ಯುಲೆನ್ಸ್ ಸರ್ವಿಸ್ಗಳು ಇವೆಲ್ಲವೂ ಈಗ ನಮಗೆ ಸಾಮಾನ್ಯ ವಿಷಯಗಳು ಅಂತ ಅನ್ಸುತ್ತೆ. ಆದ್ರೆ ಅವಾಗಿನ ಕಾಲದಲ್ಲಿ ಮೇನ್ಲಿ ಸ್ವಾತಂತ್ರ್ಯ ಹೋರಾಟದ ಕಾಲದ ಸಮಯದ ಭಾರತದಲ್ಲಿ ಆರೋಗ್ಯ ಸೇವೆಗಳ ಚಿತ್ರಣ ಸಂಪೂರ್ಣವಾಗಿ ವಿಭಿನ್ನವಾಗಿತ್ತು. ಬ್ರಿಟಿಷ್ ಆಳ್ವಿಕೆಯ ಭಾರತದಲ್ಲಿ ಆಧುನಿಕ ವೈದ್ಯಕೀಯ ಅಭಿವೃದ್ಧಿಯಾಗುತ್ತಿದ್ದರೂ ಅವಾಗಿನ ಸಾಮಾನ್ಯ ಜನತೆಯವರ ಅವರೆಲ್ಲರೂ ಸುಲಭವಾಗಿ ಸಾಮಾನ್ಯವಾಗಿ ಉಚಿತವಾಗಿ ಲಭ್ಯವಿದ್ದ ವ್ಯವಸ್ಥೆ ಅವೆಲ್ಲ ಏನು ಇರಲಿಲ್ಲ. ಗ್ರಾಮೀಣ ಜನರಿಗೆ ಮಾತ್ರ ಆರೋಗ್ಯ ವ್ಯವಸ್ಥೆಯಿಂದ ಬಹುತೇಕ ಹೊರಗೆ ಇದ್ರವರು. ಅಂದಿನ ಪರಿಸ್ಥಿತಿಯನ್ನು ನಾವು ಮೊದಲಿಗೆ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಮೊದಲು ಭಾರತದ ಜನಸಂಖ್ಯೆಯ ಬಹುಪಾಲು ಜನರು ಗ್ರಾಮೀಣ ಪ್ರದೇಶಗಳಲ್ಲಿ ಇದ್ರು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತದೆ. ಆ ಕಾಲದಲ್ಲಿ ಒಂದು ಸಾಮಾನ್ಯ ಗ್ರಾಮೀಣ ಪ್ರಜೆಗೆ ನೋಡುವಂತಾದ್ರೆ ನಾವು ಈಗಿನ ಪ್ರಾಥಮಿಕ ಆರೋಗ್ಯ ಕೇಂದ್ರವಾಗಲಿ ತರಬೇತಿ ಪಡೆದ ವೈದ್ಯರಾಗಲಿ ನರ್ಸ್ಗಳಾಗಲಿ ಇಲ್ಲ ತುರ್ತು ಚಿಕಿತ್ಸಾ ವ್ಯವಸ್ಥೆಗಳಾಗಲಿ ಇದೆಲ್ಲ ಇರುವುದು ಅಪರೂಪ ಆಗಿತ್ತು ಆಗಿನ ಗ್ರಾಮಗಳಲ್ಲಿ. ಅನಾರೋಗ್ಯ ಬಂದಾಗ ಜನರು ಮುಖ್ಯವಾಗಿ ಹೋಗುತ್ತಿದ್ದುದು ಸ್ಥಳೀಯ ವೈದ್ಯರು, ಯುನಾನಿ ಹಕೀಮರಿದ್ರು, ಸಿದ್ಧ ವೈದ್ಯರಿದ್ರು, ಅವರೆಲ್ಲ ಹೋಗ್ತಿದ್ರು. ಅಲ್ಲಿ ಹೋಗ್ತಿದ್ರು ಇಲ್ಲ ಅಲ್ಲಲ್ಲೇ ಇತ್ತಿದ್ದ ದಾಯಮಂದ್ರು ಅವ್ರ ಹತ್ರ ಹೋಗ್ತಿದ್ರು. ಅವಾಗಿನ ಜನರು ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿಗಳ ಮೇಲೆ ತುಂಬಾ ಅವಲಂಬಿತವಾಗಿದ್ರು. ಈ ವ್ಯವಸ್ಥೆಗಳು ಭಾರತೀಯ ಸಮಾಜದಲ್ಲಿ ಶತಮಾನಗಳಿಂದ ಇರುವುದೆಂದು ನಾವು ಅರ್ಥ ಮಾಡ್ಕೊಳ್ಬೇಕು. ಫಸ್ಟ್ ಆಗಿ ಬ್ರಿಟಿಷರ ಕಾಲದಲ್ಲಿ ಮಾತ್ರ ವೈದ್ಯಕೀಯ ಭಾರತಕ್ಕೆ ಬಂತು ಅಂದ್ರೆ ಅದು ತಪ್ಪಾಗುತ್ತೆ. ಆ ತರ ಅಲ್ಲ, ನಮ್ಮ ಭಾರತೀಯ ವೈದ್ಯಕೀಯ ಅನ್ನೋದು ಇಷ್ಟೋ ಶತಮಾನಗಳಿಂದ ಇರುವುದು. ಆದರೆ ನಮ್ಮ ಭಾರತಕ್ಕೆ ಪಾಶ್ಚಾತ್ಯ ಅಥವಾ ಆಧುನಿಕ ವೈಜ್ಞಾನಿಕ ವೈದ್ಯಕೀಯ ವ್ಯವಸ್ಥೆ ಬಂದಿದ್ದು ಪ್ರಥಮವಾಗಿ ಅದು ಬಂದಿದ್ದು ಅಂದ್ರೆ 1835 1835 ಫಸ್ಟ್ ಕಲ್ಕತ್ತಾ ಮೆಡಿಕಲ್ ಕಾಲೇಜ್ ಅಂತ ಓಪನ್ ಮಾಡಿದ್ರು. ಅವಾಗ ಫಸ್ಟ್ ಸ್ಟೆಪ್ ಆಗಿದ್ದದು. ಆಸ್ಪತ್ರೆಗಳು, ಈ ವೈದ್ಯಕೀಯ ಸಂಸ್ಥೆಗಳು ಮುಖ್ಯವಾಗಿ ಅವಾಗಿನ ಮದ್ರಾಸ್, ಬಾಂಬೆ, ಕಲ್ಕತ್ತಾ ಈ ತರ ನಗರ ಪ್ರದೇಶಗಳಲ್ಲಿ ಕೇಂದ್ರೀಕೃತವಾಗಿತ್ತು. ಗ್ರಾಮೀಣ ಭಾರತದಲ್ಲಿ ಆರೋಗ್ಯ ಸೇವೆಗಳ ಲಭ್ಯತೆ ತುಂಬಾ ಕಡಿಮೆ ಆಗಿತ್ತು. ಏನಕ್ಕಿದೆಲ್ಲ ಕಡಿಮೆ ಆಗ್ತಿತ್ತು, ಏನಕ್ಕೆ ಆಗ್ತಾ ಆ ತರ ಇತ್ತು ಅಂದ್ರೆ ಬಡತನ ಆಗ್ಲಿ, ಸಾರಿಗೆ ಇಲ್ಲದೆ ಇರುವುದು, ಇಲ್ಲ ವೈದ್ಯರ ಕೊರತೆ, ಈ ತರ ಸಾಮಾಜಿಕ ಅಸಮಾನತೆ ಇವೆಲ್ಲವೂ ಜನರನ್ನು ಚಿಕಿತ್ಸೆಯಿಂದ ದೂರವಿಟ್ಟಿತ್ತು. ಇದರ ಜೊತೆಗೆ ಆ ಕಾಲದ ಭಾರತವನ್ನು ಆ ಕಾಡಿದ ದೊಡ್ಡ ಸಮಸ್ಯೆ ಏನೆಂದರೆ ಸಾಂಕ್ರಾಮಿಕ ರೋಗಗಳು ಅವಾಗ ತುಂಬಾ ಜಾಸ್ತಿ ಇತ್ತು. ಈ ಸಾಂಕ್ರಾಮಿಕ ರೋಗಗಳು ಅಂದರೆ ಈ ಕಾಲೆರಾ ಆಗ್ಲಿ, ಪ್ಲೇಗ್ ಆಗ್ಲಿ, ಮಲೇರಿಯಾ, ಕ್ಷಯರೋಗ ಅಂಥದ್ದೆಲ್ಲ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಜನರನ್ನು ತುಂಬಾ ಬಾಧಿಸ್ತಿತ್ತು. ವಿಶೇಷವಾಗಿ ಈ ಕಾಲರಾ ಪ್ಲೇಗ್ಗಳೆಲ್ಲ ಈ ರೋಗಗಳು ಕೆಲವೊಮ್ಮೆ ಮಹಾಮಾರಿಯ ರೂಪಗಳನ್ನು ಪಡೆಯುತ್ತಿದ್ದವು. 1896 ಸುಮಾರಿಗೆ ಬಾಂಬೆಯಲ್ಲಿ ಪ್ಲೇಗ್ ನಂತರ ಪರಿಸ್ಥಿತಿ ತುಂಬಾ ಗಂಭೀರವಾಗಿತ್ತು. ಪ್ಲೇಗ್ ನಿಯಂತ್ರಣಕ್ಕಾಗಿ ಬ್ರಿಟಿಷ್ ಆಡಳಿತ ಕಠಿಣ ಕ್ರಮಗಳನ್ನು ಕೈಗೊಂಡಿತು. ಆ ಕಠಿಣ ಕ್ರಮಗಳೆಂದರೆ ಈ ಮನೆಗಳನ್ನು ಪರಿಶೀಲನೆ ಮಾಡುವುದು, ಸೋಂಕಿತರನ್ನು ಪ್ರತ್ಯೇಕರಣೆ ಮಾಡುವುದು, ಹಾಗಂದ್ರೆ ಇವಾಗ ನಾವು ಕ್ವಾರಂಟೈನ್ ಅಂತ ಏನಂತೀವಿ ಆ ತರ, ಕೆಲವೊಂದು ಸಂದರ್ಭಗಳಲ್ಲಿ ಬಲವಂತದ ಸ್ಥಳಾಂತರಣ ಮತ್ತು ಇತರ ಸಾರ್ವಜನಿಕ ಆರೋಗ್ಯ ಕ್ರಮಗಳನ್ನು ಅವರು ಬಳಸಬೇಕಾಗಿ ಬಂತವದು. ಆದರೆ ಈ ಎಲ್ಲಾ ಕ್ರಮಗಳು ಅವಾಗಿನ ಜನರು ಆಕ್ಸೆಪ್ಟ್ ಮಾಡ್ತಿರ್ಲಿಲ್ಲ ಅವರು, ಯಾಕೆಂದ್ರೆ ಅವರಿಗೆ ಸಾರ್ವಜನಿಕ ಆರೋಗ್ಯ ಮತ್ತು ವೈಯಕ್ತಿಕ ಹಕ್ಕುಗಳ ನಡುವಿನ ಸಮತೋಲನ ಪ್ರಶ್ನೆ ತುಂಬಾ ಕಾಡ್ತಿತ್ತು ಅವಾಗ. ಈ ಕೆಲವೊಂದು ಸಂದರ್ಭಗಳಲ್ಲಿ ಯಾವಾಗ ಸಾರ್ವಜನಿಕರು ಇದನ್ನು ಆಕ್ಸೆಪ್ಟ್ ಮಾಡ್ತಿರ್ಲಿಲ್ವೋ ಅವಾಗ ಅಧಿಕಾರಿಗಳು ಕಠಿಣವಾಗಿ ವರ್ತಿಸಿ ಜನರಲ್ಲಿ ಭಯ ಮತ್ತು ಅಸಮಾಧಾನ ಉಂಟು ಮಾಡಬೇಕಾಗಿ ಬಂತು. ಇದರಿಂದ ಆರೋಗ್ಯ ಸೇವೆಗಳ ಬಗ್ಗೆ ಸರ್ಕಾರದ ಮೇಲಿನ ನಂಬಿಕೆ ಕೆಲವೊಂದು ಕಡೆ ಕಡಿಮೆ ಆಗ್ತಾ ಬಂತು. ಇದೇ ರೀತಿ ನಾವು ನೋಡಿದಾಗ ಇನ್ನೇನಾಗಿತ್ತು ಅವಾಗ ಅಂದರೆ ಸ್ಮಾಲ್ ಪಾಕ್ಸ್ ವಿರುದ್ಧ ವ್ಯಾಕ್ಸಿನೇಷನ್ ಲಸಿಕಾ ಕಾರ್ಯಕ್ರಮಗಳು ಬ್ರಿಟಿಷರ್ ಕಾಲದಲ್ಲಿ ನಡೀತು. ಆದರೆ ಲಸಿಕೆ ಸ್ವೀಕರಣಕ್ಕೆ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರಣಗಳಿಂದ ಪ್ರಜೆಗಳಿಂದ ಪ್ರತಿರೋಧ ಉಂಟಾಯಿತು. ಸರ್ಕಾರದ ಬಲವಂತದ ಕ್ರಮಗಳು ಕೆಲವೊಮ್ಮೆ ಈ ಪ್ರತಿರೋಧವನ್ನು ಇನ್ನೂ ಜಾಸ್ತಿ ಮಾಡಿತು. ಮತ್ತೊಂದು ದೊಡ್ಡ ಸಮಸ್ಯೆ ಅಂದ್ರೆ ನೈರ್ಮಲ್ಯ ಅಂದ್ರೆ ಸ್ಯಾನಿಟೇಷನ್ ಅಂತ ಇವಾಗ ಹೇಳುವಂಥದ್ದು. ಅಂದಿನ ಅನೇಕ ನಗರಗಳು ಮತ್ತು ಗ್ರಾಮಗಳಲ್ಲಿ ಶುದ್ಧ ಕುಡಿನೀರು, ಒಳಚರಂಡಿ, ಇಲ್ಲ ವೇಸ್ಟ್ ಡಿಸ್ಪೋಸಲ್ ಇಂಥದ್ ಯಾವ್ದು ಕಡಿಮೆ ಇತ್ತು. ಸ್ವಚ್ಛತೆ ಪರಿಸ್ಥಿತಿ ಬಹಳ ದುರ್ಬಲವಾಗಿತ್ತು. ಇದರಿಂದ ನೀರಿನಿಂದ ಹರಡುವ ಇರುವ ರೋಗಗಳು ತುಂಬಾ ಜಾಸ್ತಿ ಆಗ್ತಿತ್ತು ಅವಾಗ, ಅದೇ ಸಾಂಕ್ರಾಮಿಕ ರೋಗಗಳು. ಬ್ರಿಟಿಷ್ ಆಡಳಿತವು ಸಾರ್ವಜನಿಕ ಆರೋಗ್ಯ ಮತ್ತು ಸ್ಯಾನಿಟೇಷನ್ ಕಡೆಗೆ ಗಮನ ಹರಿಸಲು ಪ್ರಾರಂಭ ಶುರು ಮಾಡಿತು. ಇದಾದ ನಂತರ ಸ್ಯಾನಿಟರಿ ಕಮಿಷನ್ಗಳಾಯಿತು, ನಗರ ನೈರ್ಮಲ್ಯ ವ್ಯವಸ್ಥೆಗಳು ಮತ್ತು ನೀರು ಸರಬರಾಜು ಯೋಜನೆಗಳು ಇವೆಲ್ಲ ಅಭಿವೃದ್ಧಿ ಆಗ್ತಾ ತೊಡಗಿತು. ಆದರೆ ಈ ಸುಧಾರಣೆಗಳು ಎಲ್ಲೆಡೆ ಒಂದೇ ರೀತಿಯಲ್ಲಿ ಜಾರಿಯಾಗಲಿಲ್ಲ. ಅದೇ ಅವಾಗಲೇ ನಾನು ಹೇಳ್ದಂಗೆ ಇದೆಲ್ಲ ಗೌರ್ಮೆಂಟ್ದೆಲ್ಲ ಏನಿರುತ್ತೋ ದೊಡ್ಡ ನಗರಗಳು ಆಡಳಿತಾತ್ಮಕವಾಗಿ ಮುಖ್ಯವಾದ ಪ್ರದೇಶಗಳು ಇಲ್ಲೆಲ್ಲ ಜಾಸ್ತಿ ಆಗ್ತಿತ್ತು. ಆದರೆ ಗ್ರಾಮೀಣ ಪ್ರದೇಶಗಳೆಲ್ಲ ತುಂಬ ಹಿಂದೆ ಉಳಿದಿದ್ವು. ಆ ಕಾಲದಲ್ಲಿ ಆರೋಗ್ಯ ವ್ಯವಸ್ಥೆ ಮತ್ತು ಸಾಮಾಜಿಕ ಅಸಮಾನತೆ ಕೂಡ ತುಂಬ ದೊಡ್ಡದಾಗಿತ್ತು. ಒಬ್ಬ ಬ್ರಿಟಿಷ್ ಅಧಿಕಾರಿ ಅಥವಾ ಒಬ್ಬ ಶ್ರೀಮಂತ ಭಾರತೀಯನಿಗೆ ಯಾವ ವೈದ್ಯಕೀಯ ಸೌಲಭ್ಯ ದೊರೆಯುತ್ತೋ ಅದು ಒಬ್ಬ ಸಾಮಾನ್ಯ ಬಡ ರೈತನಿಗೆ, ಗ್ರಾಮೀಣ ಪ್ರದೇಶದ ಒಬ್ಬ ಸಾಮಾನ್ಯ ಬಡ ರೈತನಿಗೆ ತುಂಬಾ ವಿಭಿನ್ನವಾಗಿ ದೊರಕುತ್ತಿತ್ತು. ಕೆಲವು ಆಸ್ಪತ್ರೆಗಳಲ್ಲಾದ್ರೆ ಯುರೋಪಿಯನ್ ರೋಗಿಗಳಿಗೆ ಬೇರೆ ತರ ಇತ್ತು, ಭಾರತೀಯ ರೋಗಿಗಳಿಗೆ ಬೇರೆ ತರ ಇತ್ತು. ವಾರ್ಡ್ಸ್ಗಳೇ ಸಪರೇಟ್ ಸಪರೇಟ್ ಆಗಿದ್ವು. ವೈದ್ಯಕೀಯ ಸೇವೆಯ ಗುಣಮಟ್ಟ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯೊಂದಿಗೆ ಸಂಬಂಧಿತವಾಗಿತ್ತು. ಅವಾಗ ಮಹಿಳೆಯರ ಆರೋಗ್ಯ ಪರಿಸ್ಥಿತಿಯು ತುಂಬಾ ದೊಡ್ಡ ಸವಾಲಿನದ್ದಾಗಿತ್ತು. ಮಹಿಳೆಯರಿಗೆ ವೈದ್ಯಕೀಯ ಶಿಕ್ಷಣ ಪಡೆದ ಮಹಿಳಾ ವೈದ್ಯರು ತುಂಬಾ ಅಂದ್ರೆ ತುಂಬಾ ಕಡಿಮೆ ಇದ್ರು ಅವಾಗ. ಸಾಮಾಜಿಕ ಆಚರಣೆಗಳು, ಪರ್ದಾ ಪದ್ಧತಿ, ಇಂಥ ಆಸ್ಪತ್ರೆಗಳಿಗೆ ಹೋಗುವಲ್ಲಿ ಇರುವ ಅಸೌಕರ್ಯ ಮತ್ತು ಪ್ರಸವದ ಸಮಯದಲ್ಲಿ ತರಬೇತಿ ಪಡೆದ ಸಿಬ್ಬಂದಿಯ ಕೊರತೆ ಇರುವುದರಿಂದ ತಾಯಿ ಮತ್ತು ಶಿಶು ಮರಣದ ಪ್ರಮಾಣ ತುಂಬ ಹೆಚ್ಚಿತ್ತು ಅವಾಗ. ಆದರೆ ಇದೇ ಕಾಲದಲ್ಲಿ ಭಾರತೀಯ ಮಹಿಳೆಯರಿಗೆ ವೈದ್ಯಕೀಯ ಶಿಕ್ಷಣ ದೊರಕುವುದು ಶುರುವಾಯಿತು. ಮಹಿಳಾ ವೈದ್ಯರು ಮತ್ತು ನರ್ಸ್ಗಳು ತರಬೇತಿ ಪಡೆಯಲು ಪ್ರಾರಂಭಿಸಿದರು. ಪ್ರತ್ಯೇಕ ಆಸ್ಪತ್ರೆಗಳು ಹಾಗೂ ಮೆಟರ್ನಿಟಿ ಸರ್ವಿಸಸ್ ಅಂತ ಇವಾಗ ಏನು ನಾವು ಹೇಳ್ತೀವಿ ಅದೆಲ್ಲ ತುಂಬ ಸ್ಟಾರ್ಟ್ ಆಗೋದು ಶುರುವಾಯಿತು. ಸೊ ಬ್ರಿಟಿಷರ್ ಕಾಲದಲ್ಲಿ ಆರೋಗ್ಯ ವ್ಯವಸ್ಥೆ ಹೇಗಿದೆ ಅಂತ ಫೈನಲ್ ಆಗಿ ಒಂದು ಹೇಳಬೇಕಂದ್ರೆ ಮುಖ್ಯವಾಗಿ ನಗರ ಕೇಂದ್ರಿತವಾಗಿ ಸೀಮಿತವಾದ ಮತ್ತು ಅಸಮಾನ ವ್ಯವಸ್ಥೆಯಾಗಿತ್ತದು. ಸೈನ್ಯ ಬ್ರಿಟಿಷ್ ಆಡಳಿತ ಮತ್ತು ಆರ್ಥಿಕವಾಗಿ ಮುಖ್ಯವಾದ ನಗರಗಳಿಗೆ ಮಾತ್ರ ಹೆಚ್ಚಿನ ಆದ್ಯತೆ ದೊರೆಯುತ್ತಿತ್ತದು. ಸಾಮಾನ್ಯ ಗ್ರಾಮೀಣ ಭಾರತೀಯನಿಗೆ ಆರೋಗ್ಯ ಸೇವೆ ಪಡೆಯುವುದು ಒಂದು ಸ್ವಲ್ಪ ಕಷ್ಟಕರವಾಗಿತ್ತು ಆ ಸಮಯದಲ್ಲಿ. ಆದ್ದರಿಂದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ನಾವು ಕೇವಲ ರಾಜಕೀಯ ಸ್ವಾತಂತ್ರ್ಯದ ಹೋರಾಟವಾಗಿ ನೋಡಬಾರ್ದು. ಅದು ಒಂದು ರೀತಿಯಲ್ಲಿ ಆರೋಗ್ಯ, ಶಿಕ್ಷಣ, ಸಾಮಾಜಿಕ ನ್ಯಾಯ ಮತ್ತು ಮಾನವ ಗೌರವಕ್ಕಾಗಿ ನಡೆದ ಹೋರಾಟವೂ ಆಗಿತ್ತು.
12: ಸೂಪರ್ ಶ್ರೇಯಸ್ ಅವರೆ, ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಅಂದರೆ ನೋಡಿ, ಅವಾಗ ಗ್ರಾಮೀಣ ಹಾಗೂ ಬಡವರ ಸೇವೆ ಹೇಗಿತ್ತಿತ್ತು ಅಂದರೆ ವೃತ್ತಿ ಜೀವನದ ಆರಂಭದಲ್ಲಿ ಹಣ ಗಳಿಕೆಗಿಂತ ಹೆಚ್ಚಾಗಿ ಮೂಲಭೂತ ಸೌಲಭ್ಯಗಳಿಗಿಂತ ವಂಚಿತರಾಗುವ ಗ್ರಾಮೀಣ ಹಾಗೂ ಬಡ ಜನರಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಚಿಕಿತ್ಸೆಯನ್ನು ನೀಡ್ತಾ ಇದ್ರು ಅವಾಗೆಲ್ಲ. ಸೊ ಈ ಒಂದು ಮಾನವೀಯ ಸ್ಪರ್ಶ ಮತ್ತು ಸಾಂತ್ವನ ಅಂತಲೂ ಹೇಳ್ಬೋದು. ಈಗ ರೋಗಿಯನ್ನ ಕೇವಲ ಒಂದು ಕೇಸ್ ಅಥವಾ ವೈದ್ಯಕೀಯ ದಾಖಲೆಯಂತೆ ನೋಡ್ದೇನೆ ಅವರವರ ನೋವನ್ನು ನಮ್ಮದೇ ಒಂದು ಅಂದರೆ ನಮ್ಮ ನೋವು ಅಂತ ಭಾವಿಸಿ ಮೊದಲು ಸಾಂತ್ವನ ಹೇಳೋದಕ್ಕೆ ಕೂಡ ಆಗಿನ ಕಾಲದಲ್ಲಿ ವೈದ್ಯಕೀಯ ಏನು ಸ್ಟೂಡೆಂಟ್ಸ್ ಆಗಿರ್ಬೋದು ವೈದ್ಯರು ಕೂಡ ಕಷ್ಟಪಡ್ತಾ ಇದ್ರು. ಹಾಗೆ ನೀವು ಸಾಕಷ್ಟು ವಿಷಯಗಳನ್ನ ತಿಳಿಸಿದ್ರಿ. ಹಾಗೆ ಮಹಿಳಾ ವೈದ್ಯರು ಅವಾಗ ಕಮ್ಮಿ ಇರ್ತಿದ್ರು ಅಂತ. ಸೊ ಈಗ ಇವಾಗ ನೀವು ನೋಡ್ತಿರೋ ಪ್ರಕಾರ ನಮ್ಮ ಔಷಧಗಳು, ಆಸ್ಪತ್ರೆಗಳು ಹಾಗೂ ಸೌಲಭ್ಯಗಳ ಕೊರತೆ ಇದ್ದ ಆ ಕಾಲದಲ್ಲಿ ವೈದ್ಯರು ಮತ್ತು ಆರೋಗ್ಯ ಕಾರ್ಯಕರ್ತರು ಎದುರಿಸ್ತಾ ಇರುವಂತಹ ಸವಾಲುಗಳು ಮತ್ತು ಅವರ ದೇಶಭಕ್ತಿಯ ಬಗ್ಗೆ ಯುವ ಜನತೆಗೆ ಏನ್ ತಿಳಿಸ್ಲಿಕ್ಕೆ ಇಷ್ಟಪಡ್ತೀರಾ?
13: ಮೊದಲನೇದಾಗಿ ನಾವು ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ನೋಡಿದಾಗ ನಾವು ಸಾಮಾನ್ಯವಾಗಿ ಗಾಂಧೀಜಿ ಇಲ್ಲ ಸುಭಾಷ್ ಚಂದ್ರ ಬೋಸ್ ಅವರು ಇಲ್ಲ ಭಗತ್ ಸಿಂಗ್ ಅವರು ಸರ್ದಾರ್ ಪಟೇಲ್ ಅವರು ಇಂಥ ಅನೇಕ ಪ್ರಸಿದ್ಧ ಹೋರಾಟಗಾರ ಹೆಸರು ಮೂಲಕ ಮಾತ್ರ ನೆನಪಿಸ್ಕೊಳ್ತೀವಿ ನಾವು. ಆದರೆ ಅವರ ಜೊತೆ ಮತ್ತೊಂದು ಮೌನವಾದ ಮುಖವಿತ್ತು, ಅದೇ ವೈದ್ಯರ ಮುಖ. ಲಾಠಿ ಚಾರ್ಜ್ನಲ್ಲಿ ಗಾಯಗೊಂಡವರು, ಗುಂಡೇಟಿಗೆ ಒಳಗಾದವರು, ಜೈಲಿನಲ್ಲಿ ಅನಾರೋಗ್ಯಕ್ಕೆ ಒಳಗಾದವರು, ಪೊಲೀಸರಿಂದ ಹಿಂಸೆಗೆ ಒಳಗಾದವರು, ಇಂಥ ಹೋರಾಟಗಾರರಿಗೆ ಚಿಕಿತ್ಸೆ ನೀಡಿದ ವೈದ್ಯರು ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳ ಕಥೆ ಸ್ವಾತಂತ್ರ್ಯ ಹೋರಾಟದ ಒಂದು ಮಹತ್ವದ ಆದರೆ ಕಡಿಮೆ ಮಾತಾಡಲ್ಪಟ್ಟ ಅಧ್ಯಾಯವಾಗಿತ್ತು ಇದು. ಇಲ್ಲಿ ಎಲ್ರಿಗೂ ಒಂದು ಸಹಜವಾದ ಒಂದು ಪ್ರಶ್ನೆ ಅಂತೂ ಬಂದೇ ಬರುತ್ತೆ. ಒಬ್ಬ ವೈದ್ಯನಿಗೆ ರೋಗಿ ಎಂದರೆ ರೋಗಿಯೇ, ಹಾಗಿದ್ದರೆ ಗಾಯಗೊಂಡವನು ಒಬ್ಬ ಕ್ರಾಂತಿಕಾರಿ ಆಗಲಿ ಹೋರಾಟಗಾರನಾಗಲಿ ಚಿಕಿತ್ಸೆ ನೀಡುವುದರಲ್ಲಿ ಏನು ಅಪರಾಧವಿತ್ತು?
12: ಖಂಡಿತ
13: ಹೌದು, ಈ ಪ್ರಶ್ನೆ ಎಲ್ರಿಗೂ ಬರುತ್ತೆ. ಇಂದಿನ ದೃಷ್ಟಿಯಲ್ಲಿ ನೋಡಿದರೆ ಅದೊಂದು ಕೇವಲ ಒಂದು ವೈದ್ಯಕೀಯ ಕರ್ತವ್ಯ ಎಂದು ನಮಗೆ ಕಾಣಿಸುತ್ತೆ. ಆದರೆ ಅವಾಗ ಬ್ರಿಟಿಷರ ಆಳ್ವಿಕೆಯ ಸಂದರ್ಭದಲ್ಲಿ ಪರಿಸ್ಥಿತಿ ತುಂಬಾ ಸರಳವಾಗಿರಲಿಲ್ಲ. ಕ್ರಾಂತಿಕಾರಿ ಚಟುವಟಿಕೆಗಳಿಗೆ ಹೆಚ್ಚಿದ್ದ ಪ್ರದೇಶಗಳಲ್ಲಿ ಗಾಯಗೊಂಡ ವ್ಯಕ್ತಿಗಳು, ಚಲನವಲನ ಮತ್ತು ಅವನಿಗೆ ಸಹಾಯ ಮಾಡಿದವರ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದರು. ಅಂತಹ ಪರಿಸ್ಥಿತಿಯಲ್ಲಿ ವೈದ್ಯರು ಒಂದು ಕಠಿಣ ನೈತಿಕ ದ್ವಂದ್ವವನ್ನು ಎದುರಿಸುತ್ತಿದ್ದರು. ನಾನು ಅಂದ್ರೆ ಆ ದ್ವಂದ್ವ ಈ ರೀತಿಯಾಗಿತ್ತು, ನಾನು ವೈದ್ಯನಾಗಿ ಒಂದು ರೋಗಿಯನ್ನು ಉಳಿಸಬೇಕೆ ಇಲ್ಲ ಬ್ರಿಟಿಷ್ ಆಡಳಿತದ ಆದೇಶವನ್ನು ಪಾಲಿಸಬೇಕೆ? ಏನು ಮಾಡಲಿ ಇವಾಗ? ಕೆಲವರು ಮೊದಲನೇದನ್ನು ಆರಿಸಿಕೊಂಡರು, ಇನ್ನು ಕೆಲವರು ಎರಡನೇದು. ಅವರ ದೃಷ್ಟಿಯಲ್ಲಿ ರೋಗಿಯ ರಾಜಕೀಯ ಗುರುತು ಚಿಕಿತ್ಸೆ ನೀಡುವ ಹಕ್ಕನ್ನು ಕಳೆದುಕೊಳ್ಳಬಾರದು, ಹೌದಲ್ವಾ?
12: ಖಂಡಿತ.
13: ಆ ರೋಗಿ ಯಾರಾದ್ರೆ ಏನಂತೆ, ಅವರಿಗೆ ವೈದ್ಯ ಅಂತ ಮಾಡಲೇಬೇಕು.
12: ಎಸ್, ಅದ್ಭುತ ಶ್ರೇಯಸ್ ಅವರೇ, ನೀವು ನಿಜಕ್ಕೂ ಒಂದೊಂದ್ಸರಿ ಅನಿಸಿರುತ್ತೆ ಆಗಿನ ಸಂದರ್ಭದಲ್ಲಿ ಹೇಗಿತ್ತು, ಕಣ್ಣೀರು ತರಿಸುವಂತಹ ಸಂದರ್ಭನೇ ಅಂತಲೇ ಹೇಳ್ಬೋದು. ಕೈಯಲ್ಲಿ ಬಂದೂಕು ಹಿಡಿದು ಹೋರಾಡಿದವರು ಎಷ್ಟೋ ಮುಖ್ಯವೋ, ಆ ಕತ್ತಲು ಕೋಣೆಯಲ್ಲಿ ಸ್ಟೆಚಸ್ಕೋಪ್ ಮತ್ತು ಬ್ಯಾಂಡೇಜ್ ಹಿಡಿದು ಪ್ರಾಣದ ಹಂಗು ತೊರೆದು ದೇಶ ಸೇವೆ ಮಾಡಿದ ಆ ವೈದ್ಯರು ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳು ಅಷ್ಟೇ ದೊಡ್ಡ ದೇಶಭಕ್ತರು ಕೂಡ, ಹೌದು ಅಲ್ವಾ? ಸೊ ರೋಗಿಗಳಿಗೆ ಚಿಕಿತ್ಸೆ ನೀಡೋದು ಮಾತ್ರ ಅಲ್ಲದೆ ದೇಶದ ಸ್ವಾತಂತ್ರ್ಯಕ್ಕೂ ಪ್ರಾಣವನ್ನೇ ಪಣಕ್ಕಿಟ್ರು ಅಂತಲೇ ಹೇಳ್ಬೋದು. ಸೊ ಈ ಒಂದು ಸಂದರ್ಭದಲ್ಲಿ ಶ್ರೇಯಸ್ ಅವರೇ, ಈಗ ನಾವು ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ವೈದ್ಯಕೀಯ ಕ್ಷೇತ್ರದಿಂದ ಅಥವಾ ವೈದ್ಯಕೀಯ ಸಮುದಾಯದಿಂದ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಅಥವಾ ಸ್ಮರಣೀಯ ಸೇವೆ ಸಲ್ಲಿಸಿದ ಪ್ರಮುಖ ವ್ಯಕ್ತಿಗಳ ಬಗ್ಗೆ ನಮ್ಮೊಂದಿಗೆ ಒಂದೆರಡು ಮಾತು ಅದನ್ನ ಹಂಚ್ಕೋಬಹುದು.
13: ಖಂಡಿತವಾಗ್ಲು. ಈ ಸಂದರ್ಭದಲ್ಲಿ ಮೊದಲನೇದಾಗಿ ನೆನಪಿಸಿಕೊಳ್ಬೇಕಾದವರು ಹೆಸರು ಡಾಕ್ಟರ್ ದ್ವಾರಕಾನಾಥ್ ಕೊಟ್ನೀಸ್ ಅಂತ. ಡಾಕ್ಟರ್ ಕೊಟ್ನೀಸ್ ಅವರ ಕತೆ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಅವರು ನೇರವಾಗಿ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಚಳುವಳಿ ಹೋರಾಡಿ ಪ್ರಾಣ ತ್ಯಾಗ ಎಲ್ಲ ಮಾಡಿದವರಲ್ಲ. ಆದ್ರೆ ಭಾರತದ ಸ್ವಾತಂತ್ರ್ಯ ಹೋರಾಟದ ಕಾಲಘಟ್ಟದಲ್ಲಿ ಅವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಮತ್ತು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಬೆಂಬಲದೊಂದಿಗೆ ಚೀನಾದ ಯುದ್ಧ ಭೂಮಿಗೆ ತೆರಳಿ ಭಾರತೀಯ ವೈದ್ಯಕೀಯ ಮಿಷನ್ನ ಭಾಗವಾಗಿ ಅಲ್ಲಿ ಸೇವೆ ಸಲ್ಲಿಸಿದ್ರು ಅವರು. 1938ರಲ್ಲಿ ಜಪಾನ್ ವಿರುದ್ಧ ಚೀನಾ ಹೋರಾಡುತ್ತಿದ್ದ ಸಂದರ್ಭದಲ್ಲಿ ಚೀನಾಗೆ ವೈದ್ಯಕೀಯ ನೆರವಿನ ತುಂಬಾ ಅಗತ್ಯವಿತ್ತು. ಭಾರತೀಯ ವೈದ್ಯಕೀಯ ಮಿಷನ್ ಅಲ್ಲಿಗೆ ತೆರಳಿತವಾಗ ಇತರ ಸದಸ್ಯರು ಈ ವೈದ್ಯಕೀಯ ಮಿಷನ್ನ ಕೆಲಸದ ನಂತರ ಭಾರತಕ್ಕೆ ಮರಳಿದರು. ಆದರೆ ಡಾಕ್ಟರ್ ಅಲ್ಲಿಗೆ ತೆರಳಿತವಾಗ ಇತರ ಸದಸ್ಯರು ಈ ವೈದ್ಯಕೀಯ ಮಿಷನ್ನ ಕೆಲಸದ ನಂತರ ಭಾರತಕ್ಕೆ ಮರಳಿದರು. ಆದರೆ ಡಾಕ್ಟರ್ ಕುಟ್ನೀಸ್ ಅವರು ಚೀನಾದಲ್ಲಿಯೇ ಉಳಿದು ಗಾಯಗೊಂಡ ಸೈನಿಕರಿಗೆ ಚಿಕಿತ್ಸೆ ನೀಡುವುದನ್ನು ಮುಂದುವರಿಸಿದರು. ಇದರ ನಂತರ ನಾವು ನೆನಪಿಸಿಕೊಳ್ಳಬೇಕಾದ ಹೆಸರು ಡಾಕ್ಟರ್ ಬಿ ಸಿ ರಾಯ್. ಡಾಕ್ಟರ್ ಬಿ ಸಿ ರಾಯ್ ಅವರು ಒಬ್ಬ ಅಸಾಧಾರಣ ವೈದ್ಯರು, ಆದರೆ ಅವರ ಜೀವನ ವೈದ್ಯಕೀಯ ವೃತ್ತಿಯಲ್ಲಿಯೇ ಸೀಮಿತವಾಗಿರಲಿಲ್ಲ. ಅವರದು ಅವರು ಗಾಂಧೀಜಿಯವರ ನೇತೃತ್ವದ ಅಸಹಕಾರ ಚಳುವಳಿಯ ಸಂದರ್ಭದಲ್ಲಿ ರಾಷ್ಟ್ರೀಯ ಚಳುವಳಿಗೆ ಸೇರಿದರು. ಭಾರತೀಯ ವೈದ್ಯರಾಗಿ ಅವರು ವ್ಯವಸ್ಥೆಯ ಮಿತಿಗಳನ್ನು ಬಹಳ ಹತ್ತಿರದಿಂದ ನೋಡಿದವರು. ಅವರು ವೈದ್ಯಕೀಯ ಶಿಕ್ಷಣ, ಸಂಶೋಧನೆ ಮತ್ತು ಆರೋಗ್ಯ ಸೇವೆಗಳಲ್ಲಿ ಭಾರತೀಯರಿಗೆ ಸಮಾನ ಅವಕಾಶಗಳು ದೊರೆಯಬೇಕೆಂಬ ವಿಚಾರವನ್ನು ಅವರು ಬಲವಾಗಿ ಪ್ರತಿಪಾದಿಸುತ್ತಿದ್ದರು. ಭಾರತೀಯ ವೈದ್ಯಕೀಯ ಸಂಘದ ದಾಖಲೆಗಳಲ್ಲಿಯೂ ಡಾಕ್ಟರ್ ಬಿ ಸಿ ರಾಯ್ ಅವರು 1919ರ ಗಾಂಧೀಜಿಯವರ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಸೇರಿದರು ಎಂದು ಉಲ್ಲೇಖಿಸಲಾಗಿದೆ. ಇದು ಬಹಳ ಮಹತ್ವದ ಸಂಗತಿ, ಏಕೆಂದರೆ ಅವರು ವೈದ್ಯಕೀಯ ವೃತ್ತಿಯನ್ನು ತೊರೆದು ರಾಜಕೀಯಕ್ಕೆ ಹೋಗಿಲ್ಲ, ಬದಲಿಗೆ ವೈದ್ಯರಾಗಿಯೇ ರಾಷ್ಟ್ರ ಸೇವೆಯನ್ನೂ ಮಾಡಿದರು. ಅವರು ಸ್ವಾತಂತ್ರ್ಯ ಬಂದ ನಂತರ ಅವರು ಸಾರ್ವಜನಿಕ ಆರೋಗ್ಯ, ವೈದ್ಯಕೀಯ ಸಂಸ್ಥೆಗಳ ನಿರ್ಮಾಣದ ಕೆಲಸ ಮುಂದುವರೆಸಿದ್ರು. ಇಂದು ನಾವು ಜುಲೈ 1 ನ್ಯಾಷನಲ್ ಡಾಕ್ಟರ್ಸ್ ಡೇ ಅಂತ ಏನು ಆಚರಿಸುತ್ತೇವೆ ಅದು ಕೂಡ ಬಿ ಸಿ ರಾಯ್ ಅವರ ಸ್ಮರಣೆಗೆ ಸಂಬಂಧಿಸಿದಂತೆ ಇದೆ. ಇನ್ನೊಂದು ಅತ್ಯಂತ ಸ್ಫೂರ್ತಿದಾಯಕ ಹೆಸರೆಂದರೆ ಡಾಕ್ಟರ್ ದಿವಾನ್ ಸಿಂಗ್ ಕಾಲೇಪಾನಿ ಅಂತ. ಅವರ ಕತೆ ವೈದ್ಯಕೀಯ ಸೇವೆ ಮತ್ತು ತ್ಯಾಗ ಎರಡನ್ನೂ ಒಂದೇ ಸಮಯದಲ್ಲಿ ತೋರಿಸುತ್ತದೆ. ಡಾಕ್ಟರ್ ಸಿಂಗ್ ಅವರು ಬ್ರಿಟಿಷ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದರು. ಆದರೆ ಸರ್ಕಾರಿ ಸೇವೆಯಲ್ಲಿದ್ದರೂ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಅವರ ಮನಸ್ಸಿನಲ್ಲಿ ಬಂಡಾಯವಿತ್ತು. 1921 ಅವರು ಬ್ರಿಟಿಷ್ ಆಳ್ವಿಕೆಯನ್ನು ಟೀಕಿಸಿ ಸಾರ್ವಜನಿಕ ಭಾಷಣ ಮಾಡಿದ್ದರು. ಆ ಕಾರಣದಿಂದ ಅವರನ್ನು ಬಂಧಿಸಿ ಅಂಡಮಾನ್ಗೆ ವರ್ಗಾಯಿಸಲಾಯಿತು. ಅಲ್ಲಿ ಅವರ ವೈದ್ಯಕೀಯ ಸೇವೆಯ ಒಂದು ವಿಶಿಷ್ಟ ಮುಖ ನಮಗೆ ಕಾಣುತ್ತದೆ. ಅದೇನೆಂದರೆ ಅಂಡಮಾನ್ನ ಜೈಲ್ ಅಂದರೆ ಸೆಲ್ಯುಲಾರ್ ಜೈಲ್ನಲ್ಲಿ ಬಂಧಿತರಾಗಿದ್ದ ಕೈದಿಗಳ ನೋವನ್ನು ಅವರು ಕೇವಲ ಜೈಲು ಕೈದಿಗಳ ಸಮಸ್ಯೆ ಎಂದು ನೋಡಲಿಲ್ಲ, ವೈದ್ಯರಾಗಿ ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದರು. ಅವರು ಕೈದಿಗಳ ಕಲ್ಯಾಣಕ್ಕಾಗಿ ಕೆಲಸ ಮಾಡಿದರು ಮತ್ತು ಸಾಮಾಜಿಕ ಸುಧಾರಣೆಯಲ್ಲಿಯೂ ತೊಡಗಿದರು. ಅವರು ಅವರು ಅಂಡಮಾನ್ನ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ನ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದರು. ಅವರು ಇದರ ಉಲ್ಲೇಖವನ್ನು ನಾವು ಭಾರತ ಸರ್ಕಾರದ ಆಜಾದಿ ಕಾ ಅಮೃತ್ ಮಹೋತ್ಸವ್ ದಾಖಲೆಗಳಲ್ಲಿಯೂ ನೋಡಬಹುದು. ಇನ್ನೊಬ್ಬ ಅತ್ಯಂತ

0: ಪ್ರಸಿದ್ಧ ಮಹಿಳಾ ವೈದ್ಯೆಯ ಬಗ್ಗೆ ಹೇಳಲು ನಾನು ಇಷ್ಟಪಡುತ್ತೇನೆ ಈ ಸಂದರ್ಭದಲ್ಲಿ. ಅವರ ಹೆಸರು ಡಾಕ್ಟರ್ ಲಕ್ಷ್ಮೀ ಸಹಗಲ್ ಅಂತ. ಅವರು ಪ್ರಮುಖ ಪಾತ್ರ ಸ್ವಾತಂತ್ರ್ಯ ಹೋರಾಟದ ಕೊನೆಯ ಹಂತದಲ್ಲಿತ್ತು. ವಿಶೇಷವಾಗಿ ಸುಭಾಷ್ ಚಂದ್ರ ಬೋಸ್ ಅವರ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಥವಾ ಆಜಾದ್ ಹಿಂದ್ ಫೌಜ್ ಅಂತ ನಾವೇನು ಹೇಳ್ತೀವಿ ಅದರಲ್ಲಿ ಕಂಡು ಬರುತ್ತೆ. ಅವ್ರದ್ದು ವೈದ್ಯೆಯಾಗಿದ್ದ ಡಾಕ್ಟರ್ ಲಕ್ಷ್ಮೀ ಸಹಗಲ್ ಅವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರನ್ನು ಭೇಟಿಯಾದ ನಂತರ INA ಅದೇ ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ಸೇರಿದರು. ಅವರು ಝಾನ್ಸಿ ರೆಜಿಮೆಂಟ್ ಇಲ್ಲ ರಾಣಿ ಆಫ್ ಝಾನ್ಸಿ ರೆಜಿಮೆಂಟ್ ನ ನೇತೃತ್ವವನ್ನು ವಹಿಸಿದ್ದವರು. ಅವರು ಇದು ಮಹಿಳೆಯರಿಗಾಗಿ ರೂಪಿಸಲಾದ INA ಪ್ರಮುಖ ಸೈನಿಕ ಘಟಕವಾಗಿತ್ತಿದು ಝಾನ್ಸಿ ರೆಜಿಮೆಂಟ್ ಅನ್ನೋದು. ಅವರು ಕೇವಲ ಶಸ್ತ್ರಸಜ್ಜಿತ ಹೋರಾಟದ ನಾಯಕಿಯಾಗಿರಲಿಲ್ಲ, ಅವರು ವೈದ್ಯೆಯೂ ಸಹ ಆಗಿದ್ದರು. ಅಂದರೆ ಒಂದೆಡೆ ಜೀವ ಉಳಿಸುವ ವೃತ್ತಿಯನ್ನು, ಮತ್ತೊಂದೆಡೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಕರ್ತವ್ಯವನ್ನು, ಈ ಎರಡೂ ಕರ್ತವ್ಯವನ್ನು ಅವರು ತಮ್ಮ ಜೀವನದಲ್ಲಿ ಒಟ್ಟಿಗೆ ಸಾಗಿಸಿದರು. ಅವರ ಜೀವನವು ಭಾರತೀಯ ಮಹಿಳೆಯರು ಮತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಕೇವಲ ಸಹಾಯಕ ಪಾತ್ರವಾಗಿರಲಿಲ್ಲ, ಅವರು ನಾಯಕತ್ವದ ಸ್ಥಾನದಲ್ಲಿಯೂ ಇದ್ದರು ಎಂಬುದಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿತ್ತು. ಈ ಎಲ್ಲ ವ್ಯಕ್ತಿಗಳ ಕಥೆಗಳನ್ನು ನಾವು ಒಟ್ಟಾಗಿ ನೋಡಿದಾಗ ಒಂದು ಸುಂದರವಾದ ಚಿತ್ರಣ ನಮ್ಮ ಮುಂದೆ ಬರುತ್ತದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ವೈದ್ಯರ ಪಾತ್ರ ಒಂದೇ ರೀತಿ ಆಗಿರಲಿಲ್ಲ ಅಂದು, ಏಕೆಂದರೆ ಕೆಲವರು ವೈದ್ಯರಾಗಿ ಸೇವೆ ಸಲ್ಲಿಸಿದ್ರು, ಕೆಲವರು ವೈದ್ಯಕೀಯ ವಿದ್ಯಾರ್ಥಿಗಳಾಗಿದ್ದಾಗಲೇ ಸೇವೆ ಸಲ್ಲಿಸಿ ಚಳುವಳಿಯಲ್ಲಿ ಭಾಗಗೊಳ್ತಾರೆ. ಹೌದು, ಕೆಲವರು ಗಾಯಗೊಂಡ ಹೋರಾಟಗಾರರಿಗೆ ಚಿಕಿತ್ಸೆ ನೀಡುತ್ತಿದ್ರು, ಇನ್ನು ಕೆಲವರು ಜೈಲು ಸೇರಿ ಕೈದುಗಳಾಗಿ ಆರೋಗ್ಯ ಕ್ಕಾಗಿ ಹೋರಾಡ್ತಿದ್ರು. ಕೊನೆಗೆ ಈ ಕಥೆಗಳಿಂದ ನಾವು ಏನ್ ಕಲಬಹುದಂದ್ರೆ, ನನ್ನ ದೃಷ್ಟಿಯಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ವೈದ್ಯರ ಅತ್ಯಂತ ದೊಡ್ಡ ಕೊಡುಗೆ ಎಂದರೆ ಅವರು ವೈದ್ಯ ಮತ್ತು ದೇಶಭಕ್ತ ಎಂಬ ಈ ಎರಡು ಗುರುತುಗಳನ್ನು ಬೇರ್ಪಡಿಸದೆ ಬದುಕಿದ್ರು. ಅವರು ಅವರ ಕೈಯಲ್ಲಿ ಬಂದೂಕು ಇಲ್ಲದಿರಬಹುದು, ಆದರೆ ಅವರ ಕೈಯಲ್ಲಿ ಸ್ಟೆಥೋಸ್ಕೋಪ್, ಮೆಡಿಸಿನ್ ಇಂತಹದ್ದನ್ನು ಇಟ್ಕೊಂಡು ಅವರು ಹೋರಾಟ ಮಾಡಿದ್ರು.
1: ಸೂಪರ್ ಸೂಪರ್. ಓಕೆ, ಸೊ ಅದ್ಭುತ. ಒಂದಕ್ಕಿಂತ ಒಂದು ನಮ್ಮ ಆಗಿನ ವೈದ್ಯರಾದಂತಹ ದ್ವಾರಕನಾಥ್ ಕೊಟ್ನಸ್ ಅವರು, ಹಾಗೆ BC ರಾಯ್ ಅವರು ಆಗಿರ್ಬೋದು, ಹಾಗೆ ಲಕ್ಷ್ಮೀ ಸಹಗಲ್ ಅವರು ಕೂಡ ಆಗಿರ್ಬೋದು, ಸಾಕಷ್ಟು ಆಗಿನ ಒಂದು ಸಂದರ್ಭದಲ್ಲಿ ಜಾತಿ ಮತ ಇವು ಯಾವುದೂ ನೋಡ್ದೇನೆ ಒಂದು ಮಾನವೀಯತೆ ದೃಷ್ಟಿಯಿಂದ ಆಗಿನ ಕಾಲದಲ್ಲಿ ಟ್ರೀಟ್ಮೆಂಟ್ನ ಕೊಡ್ತಾ ಇದ್ರು. ಹಾಗೆ ಈಗ ಶ್ರೇಯಸ್ ಅವರೇ, ಈಗ ಕೊನೆಯದಾಗಿ ಏನಪ್ಪ ಅಂದರೆ, ಇವತ್ತಿನ ಆಧುನಿಕ ಯುಗದ ಮೆಡಿಕಲ್ ವಿದ್ಯಾರ್ಥಿಯಾಗಿ ಸ್ವಾತಂತ್ರ್ಯ ಹೋರಾಟಗಾರರ ಆ ವೈದ್ಯಕೀಯ ಸೇವೆಯ ಆದರ್ಶಗಳನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬಹುದು ಅಂತ ತಿಳಿಸ್ತೀರಾ?
0: ಈ ಪ್ರಶ್ನೆ ನನಗೆ ತುಂಬ ವೈಯಕ್ತಿಕವಾದದ್ದು.
1: ಹೌದು,
0: ಏಕೆಂದರೆ ಸ್ವಾತಂತ್ರ್ಯ ಹೋರಾಟದ ಕಾಲದ ವೈದ್ಯರು ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳ ಬಗ್ಗೆ ತಿಳಿದುಕೊಂಡ ನಂತರ ನನಗೆ ಒಂದು ಪ್ರಶ್ನೆ ಬರುತ್ತಿವಾಗ, ಅವರು ತಮ್ಮ ಕಾಲದಲ್ಲಿ ವೈದ್ಯಕೀಯ ಜ್ಞಾನವನ್ನು ದೇಶ ಸೇವೆಗಾಗಿ ಬೆಳೆಸಿದ್ರು, ಇಂದು ನಮ್ಮ ಕಾಲದಲ್ಲಿ ನಾವು ನಮ್ಮ ವೈದ್ಯಕೀಯ ಶಿಕ್ಷಣವನ್ನು ಸಮಾಜದ ಸೇವೆಗೆ ಹೇಗೆ ಬೆಳೆಸಬೇಕು? ನನ್ನ ಪ್ರಕಾರ ನೋಡೋದಾದ್ರೆ ಈ ಪ್ರಶ್ನೆಗೆ ಉತ್ತರಿಸುವ ಮೊದಲು ಒಂದು ವಿಷಯವನ್ನು ಸ್ಪಷ್ಟಪಡಿಸ್ಕೊಳ್ಳೋಣ. ಎಲ್ರು ನಾವು ಅಂದಿನ ಕಾಲವನ್ನು ಹಾಗೆಯೇ ಅನುಕರಿಸಲು ಈಗ ಸಾಧ್ಯವಾಗುವುದಿಲ್ಲ. ಅಂದು ಆಂಟಿಬಯೋಟಿಕ್ ಸೀಮಿತವಾಗಿದ್ದವು, ಆಸ್ಪತ್ರೆಗಳು ಕಡಿಮೆ ಇದ್ದವು, ಡಯಾಗ್ನೋಸ್ಟಿಕ್ ಟೆಕ್ನಾಲಜಿಗಳಾಗ್ಲಿ ಇವೆಲ್ಲವೂ ತುಂಬಾ ಕಡಿಮೆ ಇದ್ದವು. ಈಗ ನಮಗೆ ನಮ್ಮ ಬಳಿ ಮಾಡರ್ನ್ ಮೆಡಿಸಿನ್, ಅಡ್ವಾನ್ಸ್ ಡಯಾಗ್ನೋಸ್ಟಿಕ್ಸ್, ಇಂಟೆನ್ಸಿವ್ ಕೇರ್, ವ್ಯಾಕ್ಸಿನೇಷನ್, ಎಲ್ಲದಕ್ಕಿಂತ ಮುಖ್ಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ನಮ್ಮ ಹತ್ರ ಇವಾಗ. ಆದರೆ ಟೆಕ್ನಾಲಜಿ ಬದಲಾಗಿದ್ದರೂ ವೈದ್ಯನ ಮೂಲ ಮೌಲ್ಯಗಳು ಬದಲಾಗಬಾರ್ದು. ಅದೇ ಸ್ವಾತಂತ್ರ್ಯ ಹೋರಾಟದ ವೈದ್ಯಕೀಯ ಸೇವೆಯಿಂದ ನಾನು ನನ್ನ ವೃತ್ತಿ ಜೀವನಕ್ಕೆ ತೆಗೆದುಕೊಳ್ಳಲು ಬಯಸುವ ಒಂದು ಮೊದಲ ಪಾಠ ಅದು. ಮೊದಲನೇದಾಗಿ ವೈದ್ಯಕೀಯವನ್ನು ಕೇವಲ ಉದ್ಯೋಗವನ್ನಾಗಿ ನೋಡದೆ ಸೇವೆಯಾಗಿ ನೋಡಲು ಬಯಸುತ್ತೇನೆ. ವೈದ್ಯಕೀಯ ವೃತ್ತಿ ಒಂದು ಕೆರಿಯರ್ ಆಗಿರಬಹುದು, ಆದರೆ ಅದು ಕೇವಲ ಕೆರಿಯರ್ ಅಲ್ಲ. ಒಬ್ಬ ರೋಗಿ ತನ್ನ ಆರೋಗ್ಯ, ತನ್ನ ನೋವು, ಕೆಲವೊಮ್ಮೆ ತನ್ನ ಜೀವನವನ್ನೇ ವೈದ್ಯನ ಮೇಲೆ ನಂಬಿಕೆ ಇಟ್ಟು ಇಡ್ತಾನೆ. ಆ ನಂಬಿಕೆ ಬಹಳ ದೊಡ್ಡ ಜವಾಬ್ದಾರಿ, ನಂಬಿಕೆ ಎನ್ನುವುದೇ ದೊಡ್ಡ ಜವಾಬ್ದಾರಿ.
1: ಖಂಡಿತ, ಖಂಡಿತ.
0: ಸ್ವಾತಂತ್ರ್ಯ ಹೋರಾಟದ ಕಾಲದ ಅನೇಕ ವೈದ್ಯರು ತಮ್ಮ ಜ್ಞಾನವನ್ನು ಕೇವಲ ವೈಯಕ್ತಿಕ ಯಶಸ್ಸಿಗಾಗಿ ಬೆಳೆಸಲಿಲ್ಲ, ಅವರು ಸಮಾಜದ ದುರ್ಬಲ ವರ್ಗಗಳಿಗೂ ಸೇರಿ ಸೇವೆ ಸಲ್ಲಿಸಿದ್ರು. ಅವರು ಅದೇ ಮನೋಭಾವವನ್ನು ನಾನು ನನ್ನ ವೃತ್ತಿ ಜೀವನದಲ್ಲೂ ಉಳಿಸಿಕೊಳ್ಳಲು ಬಯಸ್ಕೊಳ್ತೀನಿ. ನಾನು ರೋಗಿ ಶ್ರೀಮಂತನಾಗ್ಲಿ, ಬಡವನಾಗ್ಲಿ, ನಗರದಿಂದ ಬಂದಿರಲಿ ಅಥವಾ ಹಳ್ಳಿಯಿಂದ ಬಂದಿರಲಿ, ವಿದ್ಯಾವಂತನಾಗಿರ್ಲಿ ಅಥವಾ ಅನಕ್ಷರಸ್ಥರಾಗಿರ್ಲಿ, ಎಲ್ಲರಿಗೂ ಒಂದೇ ರೀತಿಯ ಒಂದೇ ಗುಣಮಟ್ಟದ ವೈದ್ಯವನ್ನು ಮಾಡಬೇಕೆಂದು ನಾನು ಅಂದುಕೊಳ್ಳುತ್ತೇನೆ. ಎರಡನೇದಾಗಿ ನಾವೇನ್ ನೋಡ್ಬೇಕಂದ್ರೆ, ರೋಗಿಯನ್ನು ಮೊದಲು ಮನುಷ್ಯನಾಗಿ ನೋಡಬೇಕು ನಾವು. ಇದು ನನಗೆ ವೈದ್ಯಕೀಯ ನೈತಿಕತೆ ಮತ್ತು ಅತ್ಯಂತ ಮೂಲಭೂತ ತತ್ವವಾಗಿರುತ್ತದೆ. ರೋಗಿಯ ಧರ್ಮ, ಜಾತಿ, ಭಾಷೆ, ಆರ್ಥಿಕ ಪರಿಸ್ಥಿತಿ ಇದು ಯಾವುದು ನೋಡಬಾರದು. ಇವು ಯಾವುದು ವೈದ್ಯಕೀಯ ಚಿಕಿತ್ಸೆ ಗುಣಮಟ್ಟವನ್ನು ನಿರ್ಧರಿಸಬಾರದು. ಅವನಿಗೆ ನೋವಿದ್ದರೆ ಆ ನೋವನ್ನು ಕಡಿಮೆ ಮಾಡಲು ಮೆಡಿಸನ್ ಕೊಡಬೇಕು ಅಷ್ಟೇ, ಇನ್ಯಾವುದರಿಂದಲೂ ನಾವು ಬೇರೆ ಏನು ನಿರ್ಧರಿಸಬಾರದು. ಈಗ ಗ್ರಾಮೀಣ ಮತ್ತು ದುರ್ಬಲ ವರ್ಗಗಳ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ಇಡಲು ಬಯಸುತ್ತೇನೆ ನಾನು. ಭಾರತದ ದೊಡ್ಡ ಆರೋಗ್ಯ ಸವಾಲುಗಳಲ್ಲಿ ಒಂದು ಹೆಲ್ತ್ ಕೇರ್ ಆಕ್ಸೆಸಿಬಿಲಿಟಿ. ನಗರಗಳಲ್ಲಿ ಹಾಸ್ಪಿಟಲ್ಗಳು, ಸ್ಪೆಷಲಿಸ್ಟ್ಗಳು, ಡಯಾಗ್ನೋಸ್ಟಿಕ್ಗಳು ದೊರೆಯುತ್ತವೆ. ಆದರೆ ದೇಶದ ಅನೇಕ ಭಾಗಗಳಲ್ಲಿ ಹೆಲ್ತ್ ಕೇರು, ಪ್ರಿವೆಂಟಿವ್ ಕೇರ್ ಆಗಲಿ, ಸ್ಪೆಷಲಿಸ್ಟ್ ಕೇರ್ಗಳಾಗಲಿ ಸಿಗೋದಿಲ್ಲ. ಇಂದು ಟೆಕ್ನಾಲಜಿ ನಮಗೆ ಆ ಅಂತರವನ್ನು ಕಡಿಮೆ ಮಾಡುವ ಅವಕಾಶವನ್ನೇನೋ ಸ್ವಲ್ಪ ಮಟ್ಟಿಗೆ ಮಾಡಿಕೊಟ್ಟಿದೆ ಅದು. ಇದೆಲ್ಲವನ್ನು ನಾವು ಗ್ರಾಮೀಣ ಪ್ರದೇಶಗಳ ಕಡೆಯೂ ಸಹ ಹೆಚ್ಚು ಮಾಡಬೇಕೆಂದು ನಾನು ಬಯಸುತ್ತೇನೆ. ಇದರ ನಂತರ
1: ಶ್ರೇಯಸರೇ, ನಿಮ್ಮ ಒಂದು ಏನು ಮೂಲಭೂತ ಅಂದರೆ, ನೀವು ಅಷ್ಟು ಒಂದೊಂದಾಗಿ ಒಂದೊಂದಾಗಿ ಹೇಳ್ತಾ ಇರ್ಬೇಕಾದ್ರೆ ನನಗೊಂದು ಪ್ರಶ್ನೆ ಕಂಡಿದ್ದು ಏನಪ್ಪ ಅಂತಂದರೆ, ಈಗಿನ ಯಂಗ್ ಯೂತ್ಸಿಗೆ ವೈದ್ಯಕೀಯ ಲೋಕದಲ್ಲಿ ನೀವು ಕಂಡಿರುವಂತಹ ಒಂದು ಸಿಂಪಲ್ ಟಿಪ್ಸ್ ಏನಾದರೂ ಹೇಳ್ಬೋದಾ?
0: ಈಗಿನ ಯೂತ್ ಜಾಸ್ತಿ ಅಡಿಕ್ಟ್ ಆಗಿರೋದು ಸೋಷಿಯಲ್ ಮೀಡಿಯಾ, ಮೊಬೈಲ್ ಅಥವಾ ಡಿಜಿಟಲ್ ವರ್ಲ್ಡ್ಗೆ ಅವ್ರು ತುಂಬಾ ಅಡಿಕ್ಟ್ ಆಗಿದ್ದಾರೆ. ಒಂದ್ ಸ್ವಲ್ಪ ಹೊರಗೆ ಬನ್ನಿ, ಹೊರಗಡೆ ನೋಡಿ ಯಾವ ತರ ಇದೆ, ನಮ್ಮಿಂದ ಇನ್ನೊಬ್ಬರಿಗೆ ಯಾವ ತರ ಸಹಾಯ ಮಾಡಬಹುದು. ಸಹಾಯ ಮಾಡೋದಕ್ಕೆ ಎಲ್ಲರೂ ವೈದ್ಯರೇ ಆಗ್ಬೇಕಂತ ಏನಿಲ್ಲ, ಸಹಾಯದ ಮನಸ್ಥಿತಿ ಇದ್ರೆ ಸಾಕು.
1: ಸೂಪರ್ ಸೂಪರ್. ಸೊ ಈ ಒಂದು ಮಾತನ್ನ ನಮ್ಮ ಯೂತ್ಸಿ ಅವರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀರಾ? ಎಸ್. ಇವತ್ತು ನಮ್ಮ ಸ್ವಾತಂತ್ರ್ಯ ಓಟ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಹಳೆ ಅಂದರೆ ಈಗ ಹೋರಾಟದ ಸಮಯದಲ್ಲಿ ನಡೆದಂತಹ ವೈದ್ಯಕೀಯ ಸೇವೆ ಹಾಗೂ ಆರೋಗ್ಯದ ಹಿನ್ನೆಲೆಯ ಬಗ್ಗೆ ತುಂಬ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ. ಧನ್ಯವಾದಗಳು ಶ್ರೇಯಸ್ ಅವರೇ.
0: ಧನ್ಯವಾದಗಳು.
1: ಓಕೆ. ಎಸ್, ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ, ಇದುವರೆಗೂ ನೀವು ಕೇಳಿಸ್ಕೊಂಡಿದ್ದು ನಮ್ಮ ಶಿವಮೊಗ್ಗದ ಸುಬ್ಬಯ್ಯ ಮೆಡಿಕಲ್ ಕಾಲೇಜಿನ ಶ್ರೇಯಸ್ ಅವರ ಜೊತೆ ಮಾತನಾಡಿತ್ತು. ಸ್ವಾತಂತ್ರ್ಯ ಹೋರಾಟದ ಕಠಿಣ ದಿನಗಳಲ್ಲಿ ನಮ್ಮ ವೈದ್ಯರು ಮತ್ತು ವಿದ್ಯಾರ್ಥಿಗಳು ನಡೆಸಿದ ಸಾಹಸಮಯ ಸೇವೆ ಹಾಗೂ ಅವರ ನಿಸ್ವಾರ್ಥ ದೇಶಭಕ್ತಿಯ ಬಗ್ಗೆ ಬಹಳ ಅಂದವಾಗಿ, ಚಂದವಾಗಿ ಮತ್ತು ಅಪರೂಪದ ಮಾಹಿತಿಯನ್ನು ತಿಳಿಸ್ಕೊಟ್ರು ಅಂತಲೇ ಹೇಳ್ಬೋದು. ಅವತ್ತಿನ ಆ ಕರಾಳ ದಿನಗಳಲ್ಲೂ ವೈದ್ಯ ಲೋಕ ಮೆರೆದ ಆ ತ್ಯಾಗ ನಮ್ಮೆಲ್ಲರಿಗೂ ಯಾವತ್ತಿಗೂ ಮಾದರಿ ಅಂತಲೇ ಹೇಳ್ಬೋದು. ಇಂತಹ ಅಮೂಲ್ಯವಾದ ಮತ್ತು ಪ್ರೇರಣಾದಾಯಕದ ವಿಷಯಗಳನ್ನು ನಮ್ಮ ಸ್ಟುಡಿಯೋಗೆ ಬಂದು ಹಂಚಿಕೊಂಡ ಶ್ರೇಯಸ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ, ಎಸ್, ಈಗ ಒಂದು ಚಿಕ್ಕ ಬ್ರೇಕ್ನ ತಗೊಂಡು ವಾಪಸ್ ಬರ್ತೀನಿ. ಅಲ್ಲಿವರೆಗೂ ಎಲ್ಲೂ ಹೋಗಬೇಡಿ. ಸ್ವಾತಂತ್ರ್ಯ ಓಟ ಕಾರ್ಯಕ್ರಮ ಮತ್ತೆ ಮುಂದುವರಿಸ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ. ನನ್ನ ಊರು ನಮ್ಮ ಪರಂಪರೆ. ಹೌದು, ನನ್ನ ಊರೇ ನನ್ನ ಪರಿಚಯ. ಹಾಗಾದ್ರೆ ತಡ ಯಾಕೆ? ನಿಮ್ಮ ಊರಿನ ಪರಂಪರೆ, ಜನಪದ, ಸಾಂಸ್ಕೃತಿಕ ಆಚರಣೆಗಳನ್ನು ಕುರಿತಂತೆ ನಿಮ್ಮ ಮಾತುಗಳ, ಹಾಡಿನ, ಕಥೆಯ ಹಾಗೂ ಫೋಟೋ ಅಥವಾ ವಿಡಿಯೋ ಮೂಲಕ mgmd.gov.in ಪೋರ್ಟಲ್ನಲ್ಲಿ ದಾಖಲಿಸಿ ಅಥವಾ ನಿಮ್ಮ ಗ್ರಾಮ ಪಂಚಾಯಿತಿಯನ್ನ ಇಂದೇ ಸಂಪರ್ಕಿಸಿ. ನಮ್ಮ ಪರಂಪರೆಯನ್ನ ಮುಂದಿನ ಪೀಳಿಗೆಗಾಗಿ ಸಂರಕ್ಷಿಸೋಣ.
1: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800 309 0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
0: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಸ್ವಾತಂತ್ರ್ಯ ಓಟ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಲಾ ಕಾಲೇಜಿನ ವಿದ್ಯಾರ್ಥಿನಿಯಾದ ಅಂಕಿತಾ ಎಎಂ ಅವರು ನಮ್ಮ ಯುವ ಧ್ವನಿ ತ್ಯಾಗದ ನೆನಪು ಬದಲಾವಣೆಯ ಕನಸುಗಳನ್ನು ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾಯಿತು. ಅಂದರೆ ಈಗ ಕಾನೂನಾತ್ಮಕವಾದಂತಹ ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ದಾಯಿತು. ಹಾಗೆ ಈಗಷ್ಟೇ ನಮ್ಮ ಸುಬ್ಬಯ್ಯ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಯಾದಂತಹ ಶ್ರೇಯಸ್ ಅವರು ಕೂಡ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ನಡೆದ ವೈದ್ಯಕೀಯ ಸೇವೆ ಹಾಗೂ ಆರೋಗ್ಯದ ಹಿನ್ನೆಲೆ ಬಗ್ಗೆ ಒಂದಿಷ್ಟು ಮಾಹಿತಿನ ಹಂಚಿಕೊಂಡಿದ್ದಾಯ್ತು. ಸೊ ಇದನ್ನೆಲ್ಲ ಕೇಳ್ತಾ ಇದ್ರೆ ಎಷ್ಟು ಅಂದ್ರೆ ತುಂಬಾ ತಿಳ್ಕೊಳ್ಳೋದಿದೆ, ಆದ್ರೆ ಒಂದಕ್ಕಿಂತ ಒಂದು ಸಬ್ಜೆಕ್ಟ್ಸ್ ನ ಓದ್ತಾ ಹೋದಾಗ ಅಥವಾ ತಿಳ್ಕೊಳ್ತಾ ಹೋದಾಗ ಹೀಗೆಲ್ಲ ಇರುತ್ತಾ, ಹಿಂಗೆಲ್ಲ ಆಗಿತ್ತಾ ನಮ್ಮ ಒಂದು ಆಗಿನ ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಅಲ್ಲ ಸ್ವಾತಂತ್ರ್ಯ ಸಿಕ್ಕಿದಂತಹ ಕಾಲದಲ್ಲಿ ಜನಗಳಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ವೈದ್ಯಕೀಯರಾಗಿರ್ಬೋದು, ಒಬ್ಬೊಬ್ಬ ಆಗಿನ ಒಂದು ಪರಿಸ್ಥಿತಿ ಹೇಗಿತ್ತು, ಹೇಗೆ ನಿಭಾಯಿಸ್ಕೊಂಡು ಇಲ್ಲಿವರೆಗೂ ಈ ಒಂದು AI ಕಾಲಕ್ಕೆ ನಾವು ಬಂದಿದ್ದೀವಿ ಅಂತಂದರೆ ಲೆಕ್ಕ ಹಾಕಿ ಸ್ನೇಹಿತರೆ. ಆಗಿನ ಹೋರಾಟದ ನಮ್ಮ ಮಹನೀಯರನ್ನ ಎಷ್ಟು ನೆನೆಸ್ಕೊಂಡ್ರು ಸಾಲದು ಅಂತಾನೆ ಹೇಳ್ಬೋದು. ಈಗ ನಮ್ಮ ಹೆಮ್ಮೆಯ ಸಹ್ಯಾದ್ರಿ ಕಾಲೇಜಿನ ವಿದ್ಯಾರ್ಥಿ ವನಿತಾ ಗೌಡ ಅವರು ಯುವ ಜನತೆಯ ಒಟ್ಟಾರೆ ದೇಶ ಪ್ರೇಮದ ದೃಷ್ಟಿಕೋನದಿಂದ ಒಂದೆರಡು ಮಾತುಗಳನ್ನ ಆಡ್ಲಿಕ್ಕೆ ಬಂದಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ವನಿತಾ ಗೌಡ ಅವರೇ.
3: ನಮಸ್ಕಾರ.
0: ನಮಸ್ಕಾರ. ಓಕೆ, ಹೇಗನ್ನಿಸ್ತಾ ಇದೆ?
3: ತುಂಬಾ ಖುಷಿ ಅನಿಸ್ತಾ ಇದೆ. ಮೊಟ್ಟ ಮೊದಲನೇದಾಗಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು.
0: ಓಕೆ, ತಮಗೂ ಕೂಡ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ವನಿತಾ ಅವರೇ. ಎಷ್ಟು ಅದ್ಭುತಗಳ ಮಾತುಗಳನ್ನ ನೀವು ಈಗಷ್ಟೇ ನಿಮ್ಮ ಶ್ರೇಯಸ್ ಆಗಿರ್ಬೋದು ಹಾಗೆ ಅನಿತಾ ಅವರು ಮಾತಾಡಿದ್ದಾಯ್ತು. ಇವಾಗ ಈಗ ಯೂತ್ಸಿಗೆ ಫಸ್ಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ, ಈಗ ನೀವು ಕಾಲೇಜಲ್ಲಿ ಓದ್ತಾ ಇದ್ದೀರಾ, ನಮ್ಮ ಸಹ್ಯಾದ್ರಿ ಕಾಲೇಜಿನ ಹಸಿರು ಕ್ಯಾಂಪಸ್ನಲ್ಲಿ ಲೆಕ್ಕಾಚಾರಗಳ ಮಧ್ಯೆ ಬ್ಯುಸಿಯಾಗಿರುವ ನೀವು ದೇಶದ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಎಷ್ಟು ಟೈಮ್ ಕೊಡ್ತೀರಾ ಅಂತ?
3: ಖಂಡಿತವಾಗಿಯೂ ಟೈಮ್ ಕೊಡ್ತೀನಿ. ನಿಜ ಹೇಳ್ಬೇಕಂದ್ರೆ ಕಾಲೇಜು ಓದು ಅಂತ ಬ್ಯುಸಿ ಇರ್ತೀವಿ, ಆದ್ರೆ ದೇಶದಲ್ಲಿ ಏನಾಗ್ತಿದೆ, ಏನ್ ನಡೀತಾ ಇದೆ ಅನ್ನೋದನ್ನ ನಾವು ತಿಳ್ಕೊಂಡು ತುಂಬಾ ಇಂಪಾರ್ಟೆಂಟ್. ಅದ್ ನಮ್ ಜವಾಬ್ದಾರಿ ಕೂಡ. ಹೌದು, ಪ್ರತಿದಿನ ಕನಿಷ್ಠ ಪಕ್ಷ ಸ್ವಲ್ಪ ಸಮಯವಾದ್ರೂ ಮೀಸಲಿಡ್ಲೇಬೇಕು. ಯಾಕಂದ್ರೆ ಇವತ್ತು ನಾವು ಮುಂದೆ ನಾವು ದೇಶದ ಒಂದು ಭವಿಷ್ಯ ಕಟ್ಟುವಾಗಿರ್ತೀವಿ. ಇಂದಿನ ವರ್ತಮಾನ ತಿಳಿಯೋದು ನಮ್ಮೆಲ್ಲರ ಒಂದು ಕರ್ತವ್ಯ. ಸೊ ನಾನು ಡೈಲಿ 1-10 minutes ಅಂತ ನ್ಯೂಸ್ ಪೇಪರ್ಗೆ ಅಂತ ಮ್ಯಾಗಝಿನ್ಗೆ ಅಂತ ಇಟ್ಟೇ ಇರ್ತೀನಿ, ಹಾಗೆ ಎಲ್ಲರೂ ಇಡ್ಬೇಕಂತ ಇರ್ತೀನಿ.
0: ಸೂಪರ್ ಸೂಪರ್. ಈಗ ಆಲ್ರೆಡಿ ಈಗ ಕೆಲವರು ನ್ಯೂಸ್ ಗೊತ್ತಾಗ್ತಿರುತ್ತೆ ಹೆಂಗೆ ಅಂತಂದ್ರೆ, ಯಾವ ತರ ನ್ಯೂಸ್ ಓದ್ತಾರೆ ಅಂದ್ರೆ, ನಮ್ಮ ಯೂತ್ಸ್ಗಳು ಲೈಕ್ ಎಲ್ಲರೂ ಅಂತಲ್ಲ, ಕೆಲವೊಂದಿಷ್ಟು ಯೂತ್ಸ್ಗಳು ರೆಫರ್ ಮಾಡ್ತಾರೆ, ಇನ್ನು ಕೆಲವೊಂದಿಷ್ಟು ಯೂತ್ಸ್ಗಳು ಬೇರೆ ಬೇರೆ ಸೋಷಿಯಲ್ ಪ್ಲಾಟ್ಫಾರ್ಮ್ಸಿಗೆ ಹೋಗ್ತಾರೆ. ಈಗ ಇವತ್ತಿನ ಕಾಲೇಜ್ ವಿದ್ಯಾರ್ಥಿಗಳಿಗೆ ದೇಶ ಪ್ರೇಮ ಅಂತಂದರೆ ಏನು, ಇವತ್ತಿನ ಯುವಕರ ಪಾಲಿಗೆ ದೇಶ ಪ್ರೇಮದ ವ್ಯಾಖ್ಯಾನ ಹೇಗೆ ಬದಲಾಗಿ ಅವ್ರು ಕಾಣ್ತಾರೆ ಅಂತ ಹೇಳ್ಬೋದಾ?
3: ದೇಶ ಪ್ರೇಮ ಅಂದ್ರೆ ಇವತ್ ಬೇರೆ ಸ್ವಾತಂತ್ರ್ಯ ದಿನಾಚರಣೆ, ಎಲ್ಲರ ಸ್ಟೇಟಸ್ ಹಾಕಿರ್ತಾರೆ, ಅದು ಕೇವಲ 24 ಗಂಟೆ ಮಾತ್ರ ಇರುತ್ತೆ. ನೆಕ್ಸ್ಟ್ ಡೇ ಅವ್ರ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಅನ್ನೋದನ್ನೇ ಮರ್ತಿರ್ತಾರೆ. 365 ದಿನಾನು ಕೂಡ ಅವರಿಗೆ ದೇಶದ ಮೇಲೆ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ಎಲ್ಲದೂ ಇರಬೇಕು. ತಮ್ಮ ಹಕ್ಕುಗಳು, ಕರ್ತವ್ಯಗಳ ಮೇಲೆ ಒಂದು ಮಾಹಿತಿ ಇರಲೇಬೇಕು.
0: ಓಕೆ, ಸೊ ಈಗ ತುಂಬಾ ಚೆನ್ನಾಗಿ ಹೇಳಿದ್ರಿ ಅಂದ್ರೆ, ಇವತ್ತೊಂದು ದಿವಸಕ್ಕಷ್ಟೇ ಸೀಮಿತವಾಗಬಾರ್ದು, 365 ಡೇಸಿಗೂ ಕೂಡ ಆ ಒಂದು ಕರ್ತವ್ಯವನ್ನು ನಿಭಾಯಿಸಬೇಕು ಅಂತ ಜವಾಬ್ದಾರಿ ನಮ್ಮ ಯೂತ್ಸಿಗೋರಿಗೆ ಇರಬೇಕು ಅಂತ. ಸೊ ಈಗ ವನಿತಾ ಅವರೀಗ ಸೋಷಿಯಲ್ ಮೀಡಿಯಾ ಸ್ಟೇಟಸ್ ವರ್ಸಸ್ ರಿಯಲ್ ದೇಶದ ಪ್ರೇಮ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಅಥವಾ ಗಣರಾಜ್ಯೋತ್ಸವ ಬಂದರೆ ಸಾಕು ವಾಟ್ಸಪ್ಗೆ ಸ್ಟೇಟಸಲ್ಲಿ ಹಾಕೊಳ್ತಾರೆ ಅಂತ ನೀವು ಈಗ ತಾನೇ ಹೇಳಿದ್ರಿ. ವರ್ಚುಯಲ್ ದುನಿಯಾದ ಈ ದೇಶ ಪ್ರೇಮಕ್ಕೂ ನಿಜ ಜೀವನದ ಕರ್ತವ್ಯಕ್ಕೂ ಎಷ್ಟು ವ್ಯತ್ಯಾಸವಿದೆ ಅಂತ ಹೇಳ್ಬೋದಾ?
3: ಆನ್ಲೈನ್ ಅಲ್ಲಿ ದೇಶಭಕ್ತಿ ತೋರಿಸ್ತಾರೆ, ಆದ್ರೆ ಆಫ್ಲೈನ್ ಅಲ್ಲಿ ಜವಾಬ್ದಾರಿಯುತ ಪ್ರಜೆಯಾಗಿ ನಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇಂದಿನ ದಿವಸದಲ್ಲಿ ನೋಡ್ತಾ ಹೋದ್ರೆ ಸ್ವಾತಂತ್ರ್ಯ ದಿನಾಚರಣೆ ಆಗಿರ್ಬೋದು, ಜನವರಿ 26 ಗಣರಾಜ್ಯೋತ್ಸವ ದಿನದಂದು ಬಂದು ಫ್ಲಾಗ್ ಹಾಸ್ಟಿಂಗ್ ಅನ್ನು ಮಾಡಿ ಹಾಗೆ ರಿಟರ್ನ್ ಹೋಗ್ಬಿಡ್ತಾರೆ. ನೆಕ್ಸ್ಟ್ ಡೇ ಅದ್ರ ಬಗ್ಗೆ ಏನು ಕರ್ತವ್ಯ ಜವಾಬ್ದಾರಿ ಎಲ್ಲ ಅನ್ನು ಮರೆತು ಬಿಡ್ತಾರೆ. ಆದ್ರೆ ಪ್ರತಿನಿತ್ಯವೂ ನಮ್ಮ ದೇಶ ಅಂದ್ರೆ ತ್ಯಾಗ ಬಲಿದಾನಗಳ ಫಲವಾಗಿ ನಾವೇನು ಆಚರಿಸ್ತೀವಲ್ಲ, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಆಚರಣೆ ಮಾಡ್ಬೇಕಂತ ಹೇಳ್ತೀನಿ.
0: ಓಕೆ ಓಕೆ, ವನಿತಾ ಅವರೇ ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಾಗೆ ಈಗ ನಮ್ಮ ಶಿವಮೊಗ್ಗದ ಯುವಕರ ಜವಾಬ್ದಾರಿ ಅಂದ್ರೆ ಲೋಕಲ್ ಕನೆಕ್ಟ್ ಆಗ್ತಾ ಇದ್ದೀನಿ. ನಮ್ಮ ಶಿವಮೊಗ್ಗದಂತಹ ಸುಂದರ ತ್ಯಾಜ್ಯ ಮುಕ್ತ ನಗರ ನಿರ್ಮಾಣದಲ್ಲಿ ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಹೇಗಿರಬೇಕು, ನಮ್ಮೂರಿನ ಯುವಕರು ದೇಶ ಪ್ರೇಮವನ್ನ ಸ್ಥಳೀಯ ಮಟ್ಟದಲ್ಲಿ ಹೇಗೆ ತೋರಿಸಬಹುದು ಅಂತ ಹೇಳ್ಬೋದಾ?
3: ಹೇಳ್ತೀನಿ. ನಾವು ಸ್ಟೂಡೆಂಟ್ಸ್ ಅಂತ ಹೇಳ್ಕೊಂಡು ಎಲ್ಲರನ್ನು ಸರ್ಕಾರ ಮಾಡ್ಬೇಕಂತ ಹೇಳ್ಬಾರ್ದು. ನಮ್ಮಿಂದ ಶುರು ಮಾಡ್ಬೇಕು ಫಸ್ಟ್. ರಸ್ತೆ ಮೇಲೆ ಕಸ ಹಾಕದೇ ಇರ್ಬೋದಾಗಿರ್ಬೋದು, ಪ್ಲಾಸ್ಟಿಕ್ ಬಳಕೆ ಮಾಡೋದಾಗದೇ ಇರ್ಬೋದು, ಪರಿಸರವನ್ನ ಕಾಪಾಡೋದು, ನಮ್ಮ ಫ್ರೆಂಡ್ಸ್ಗಳಿಗೂ ಅವೇರ್ನೆಸ್ ಕೊಡೋದು, ಬೀದಿ ನಾಟಕ ಮಾಡೋದಾಗಿರ್ಬೋದು, ಹಾಡು ನೃತ್ಯ ಇವುಗಳ ಮೂಲಕ ಸಾಮಾಜಿಕರಿಗೆಲ್ಲರಿಗೂ ಒಂದು ಇನ್ಸ್ಪಿರೇಷನ್ ಕೊಡಬೇಕು. ಶಿವಮೊಗ್ಗದ ಯುವಕರಿಗೆ ಹೇಳ್ಬೇಕು ಅಂದ್ರೆ ಮೊದಲು ಅವರಿಂದನೇ ಸ್ಟಾರ್ಟ್ ಮಾಡ್ಬೇಕು, ಪಾಸಿಟಿವ್ ಎಕ್ಸಾಂಪಲ್ ನ ಒಂದು ಸೆಟ್ ಮಾಡ್ಬೇಕು. ಇದು ಜಸ್ಟ್ ಊರಿಗೆ ಮಾತ್ರ ಅಲ್ಲ, ಇಡೀ ಸಮಾಜಕ್ಕೆ ಇನ್ಸ್ಪೈರ್ ಆಗೋ ತರ ಮಾಡ್ಬೇಕು.
0: ಸೂಪರ್ ಸೂಪರ್ ಆಗಿ ತಿಳಿಸಿದ್ರಿ. ಹಾಗೆ ವನಿತಾ ಗೌಡ ಅವರೇ, ರಾಪಿಡ್ ಫೈರ್ ಅಂತ ಒಂದು ಕ್ವೆಶನ್, ಸಣ್ಣ ಕ್ವೆಶನ್. ಓಕೆ, ನಿಮ್ಮ ಪ್ರಕಾರ ಇವತ್ತಿನ ಯುವಕರಿಗೆ ಅತ್ಯಂತ ಸ್ಫೂರ್ತಿದಾಯಕವಾದ ನಾಯಕ ಅಥವಾ ಐಕಾನ್ ಯಾರು ಅಂತ ಹೇಳ್ಬೋದಾ?
3: ನನ್ನ ಪ್ರಕಾರ ಅಂದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ.
0: ಸೂಪರ್.
3: ಯಾಕಂದ್ರೆ ಅವರು ಕನಸು ಕಾಣ್ತಾರೆ, ಆ ಕನಸನ್ನ ಹೇಗೆ ನೆನಸ್ ಮಾಡ್ಕೊಳ್ಬೇಕಂತ ಯುವಕರಿಗೆ ಹೇಳ್ತಾರೆ. ಇವಾಗಿನ ಪ್ರೆಸೆಂಟ್ ಸಿಚುವೇಶನ್ ನೋಡ್ತಾ ಹೋದ್ರೆ ಬರೀ ಕನಸು ಕಾಣೋದೇ ಆಯ್ತು, ಯಾರು ನನಸ್ ಮಾಡ್ಕೊಳ್ತಾ ಇಲ್ಲ. ಅದ ಕಾರಣ ಡಾಕ್ಟರ್
0: APJ ಅವ್ರನ್ನ ರೆಫರ್ ಮಾಡ್ತೀರಾ, ಅಂದ್ರೆ ಏನು ಸ್ಫೂರ್ತಿದಾಯಕ ವ್ಯಕ್ತಿ ಅಂತ. ಐಕಾನಿಕ್ ವ್ಯಕ್ತಿ. ಎಸ್. ದೇಶದ ಅಭಿವೃದ್ಧಿಗೆ ಯುವಜನತೆ ನೀಡಲೇಬೇಕಾದ ಅತಿ ಮುಖ್ಯ ಕೊಡುಗೆ ಏನು ಅಂತ ಹೇಳ್ಬೋದಾ?
3: ಅತಿ ಮುಖ್ಯ ಕೊಡುಗೆ ಅಂದ್ರೆ ಪ್ರತಿನಿತ್ಯವೂ ಸಕ್ರಿಯವಾಗಿ ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ಎಲ್ಲಾ ಒಂದು ಕಾರ್ಯಕ್ರಮ ಆಗಿರ್ಬೋದು, ಎಲ್ಲ ಅವನ ರೆಸ್ಪಾನ್ಸಿಬಿಲಿಟೀಸ್ ಹಕ್ಕುಗಳಲ್ಲೆಲ್ಲ ನಿಭಾಯಿಸ್ತಾ ಹೋದ್ರೆ ಅದೇ ಒಂದು ದೊಡ್ಡ ಕೊಡುಗೆ ಅಂತ ಹೇಳ್ಬೋದು.
0: ಸೂಪರ್ ಸೂಪರ್ ವನಿತಾ ಅವರೇ. ಕೊನೆಯದಾಗಿ ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಕೇಳ್ತಾ ಇರುವ ಎಲ್ಲಾ ಸಹ್ಯಾದ್ರಿ ಕಾಲೇಜು ಹಾಗೂ ಶಿವಮೊಗ್ಗದ ಯುವಕರಿಗೆ ನೀವೇನು ಮೆಸೇಜ್ ತಿಳಿಸ್ಲಿಕ್ಕೆ ಇಷ್ಟಪಡ್ತೀರಾ?
3: ಕೊನೆಯದಾಗಿ ಹೇಳ್ಬೇಕು ಅಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ಕೇವಲ ಇವತ್ತಿನ ದಿನಕ್ಕೆ ಮಾತ್ರ ಸೀಮಿತವಾಗಿಡಬೇಡಿ, ಪ್ರತಿನಿತ್ಯವೂ ನಮ್ಮ ಸ್ವಾತಂತ್ರ್ಯವನ್ನ ಸಂಭ್ರಮಿಸಬೇಕು.
0: ಅಷ್ಟ. ಅಂದ್ರೆ ನಿಮ್ಗೆ ತುಂಬಾ ಖುಷಿ ಕೊಟ್ಟಿದ್ದಂತಹ ದಿನ ಯಾವುದು ಇವತ್ತಿನ ಇದೊಳಗೆ?
3: ತುಂಬಾ ಖುಷಿ ಕೊಟ್ಟಿರೋ ದಿನ ಅಂದ್ರೆ ನಮ್ಮ ಹುಟ್ಟು ಹಬ್ಬಕ್ಕಿಂತ ಜಾಸ್ತಿ ನಾವು ನಮ್ಮ ದೇಶವೇ ಸಂಭ್ರಮಿಸುವಂತಹ ಸ್ವಾತಂತ್ರ್ಯ
0: ದಿನಾಚರಣೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಯುವ ಜನರಿಗೆ ಒಂದಿಷ್ಟು ಕೆಲವೊಂದಿಷ್ಟು ಮಾಹಿತಿನ ನೀವು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ? ಇಷ್ಟೊತ್ತು ನಮ್ಮ ವನಿತಾ ಗೌಡ ಅವರು ಸಾಕಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ರು. ಹಾಗೆ ಇವತ್ತಿನ ಸ್ವಾತಂತ್ರ್ಯ ಓಟ ಕಾರ್ಯಕ್ರಮವನ್ನು ಮುಗಿಸೋ ಸಮಯ ಆಗಿದೆ. ಸಾಕಷ್ಟು ಮಾಹಿತಿನ ನೀವೆಲ್ಲರೂ ಕೇಳಿಸ್ಕೊಂಡಿದ್ದು ಆಯಿತು. ಹಾಗೆ ನನಗಂತೂ ಖುಷಿ ಆಗ್ತಾ ಇದೆ. ಏನಪ್ಪ ಅಂತಂದರೆ ಇವತ್ತು ನಮ್ಮ ಒಟ್ಟಿಗೆ ಮೊದಲನೇದಾಗಿ ಲಾ ಕಾಲೇಜಿನ ವಿದ್ಯಾರ್ಥಿ ಅಂಕಿತಾ ಅವರು ಅವರ ಒಂದು ಯುವ ಧ್ವನಿ ತ್ಯಾಗದ ನೆನಪು ಕಾನೂನು ಹೋರಾಟದ ಬಗ್ಗೆ ಒಂದಿಷ್ಟು ಮಾಹಿತಿನ ತಿಳಿಸ್ಕೊಟ್ರು. ಎಸ್, ಸಮಯ ಹೀಗೆ ಹೇಗೆ ಕರಗ್ತಾ ಹೋಗ್ತಾ ಇದೆ ಅಂತ ಗೊತ್ತೇ ಆಗ್ತಾ ಇಲ್ಲ. ಸ್ವಾತಂತ್ರ್ಯ ದಿನಾಚರಣೆಯ ಈ ವಿಶೇಷ ಸಂಭ್ರಮದಲ್ಲಿ ನಮ್ಮ ಜೊತೆಗೆ ಇದ್ದಂತಹ ಮೂರು ಜನ ಸ್ವೀಟೆಸ್ಟ್ ವಿದ್ಯಾರ್ಥಿಗಳು ಅಂತಲೇ ನಾನು ಹೇಳ್ತೀನಿ. ಸೊ ಇವತ್ತಿನ ಈ ಇಡೀ ಕಾರ್ಯಕ್ರಮಕ್ಕೆ ಅತಿ ದೊಡ್ಡ ಶಕ್ತಿ ಅಂತಲೇ ಹೇಳ್ಬೋದು ನಮ್ಮ ಯೂತ್ಸ್. ಸೊ ನೀವು ನಮ್ಮ ಮನೆಯಲ್ಲಿ ಕಾಫಿ ಕುಡಿತಾ ಇರಬಹುದು ಅಥವಾ ಆಫೀಸ್ಗೆ ಡ್ರೈವ್ ಮಾಡ್ತಾ ಇರ್ಬೋದು ಕೇಳುಗರೆ, ಅಥವಾ ಅಂಗಡಿ ಮುಂದೆನೂ ನಿಂತ್ಕೊಂಡಿರ್ಬೋದು ಕೆಲಸ ಮಾಡ್ತಾ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ನೀವೆಲ್ಲರೂ ಕೇಳ್ತಾ ಇದ್ದೀರಾ ಅಂತ ನಾನು ಅಂದ್ಕೊಳ್ತೇನೆ. ನಿಮ್ಮ ಈ ಪ್ರೀತಿಯ ಸಾಥ್ ಇಲ್ಲದೆ ರೇಡಿಯೋ ಶಿವಮೊಗ್ಗದ ಈ ಪಯಣ ಅಪೂರ್ಣ. ಆರಂಭದಿಂದ ಕೊನೆಯವರೆಗೂ ನಮ್ಮೊಂದಿಗೆ ಲೇಟ್ ಮಾಡದೆ ಮಿಸ್ ಮಾಡದೆ ಪ್ರತಿಯೊಂದು ಕಾರ್ಯಕ್ರಮವನ್ನ ನೀವು ಕೇಳಿಸ್ಕೊಳ್ತಾ ಇದ್ದೀರಾ, ಹಾಗೆ ಮೆಸೇಜ್ಗಳ ಮುಖಾಂತರ ನೀವು ಪ್ರೋತ್ಸಾಹವನ್ನ ನೀಡ್ತಾ ಇದ್ದೀರಾ, ನಿಮಗೂ ಕೂಡ ಧನ್ಯವಾದಗಳು ತಿಳಿಸ್ತೀನಿ. ಇವತ್ತಿನ ಈ ಸ್ವಾತಂತ್ರ್ಯ ದಿನದಂದು ನಾವೆಲ್ಲರೂ ದೇಶಕ್ಕಾಗಿ ಏನಾದರೂ ಒಳ್ಳೆಯದನ್ನ ಮಾಡುವ, ನಮ್ಮ ಸಂವಿಧಾನವನ್ನ ಗೌರವಿಸುವ ಹಾಗೆ ಗೌರವ ಕೊಡೋಣ, ಮತ್ತು ಆರೋಗ್ಯಯುತ ಹಾಗೂ ಜಾಗೃತ ಸಮಾಜವನ್ನು ಕಟ್ಟುವ ಗಟ್ಟಿಯಾದ ನಿರ್ಧಾರಗಳನ್ನು ಮಾಡೋಣ ಅಂತ ಹೇಳ್ತಾ ನಿಮ್ಮ ಈ ಸುಂದರ ದಿನವನ್ನು ಮತ್ತಷ್ಟು ಮಧುರವಾಗಿಸೋದಕ್ಕೆ ನಮ್ಮ ಕೈಲಾದ ಪ್ರಯತ್ನ

0: ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
1: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
3: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
2: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864778. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
4: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
0: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
1: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
1: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
0: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240142. ಮೊಬೈಲ್ ಸಂಖ್ಯೆ 9535191545.
6: ತ್ರೀ ಅಂದರೆ ಅಷ್ಟೇ ಸಾಕೆ.
7: ಕಣ್ಣಲ್ಲಿ ಕನಸು, ಬದುಕಿನಲ್ಲಿ ಗೆಲುವಿನ ಛಾಪು. ಇಂದಿನ ಮಹಿಳೆ ಯಾರ ಮೇಲೂ ಅವಲಂಬಿತಳಲ್ಲ, ತಾನೇ ತನ್ನ ಬದುಕಿನ ನಾಯಕಿ. ಆದರೂ ಮಹಿಳೆಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ನಿಜವಾಗ್ಲೂ ಮಹಿಳಾ ಸ್ವಾತಂತ್ರ್ಯ ಅಂದ್ರೆ ಏನು? ಸ್ವಾತಂತ್ರ್ಯ ಅಂದ್ರೆ ಕೇವಲ ದೇಶಕ್ಕೆ ಮಾತ್ರವೇ? ಮಹಿಳಾ ಸ್ವಾತಂತ್ರ್ಯವು ದೇಶದ ಪ್ರಗತಿಯ ಭಾಗವಲ್ಲವೇ? ಈ ವಿಷಯದ ಕುರಿತು August 15 3-4 ವಿಶೇಷ ಲೈವ್ ಕಾರ್ಯಕ್ರಮವನ್ನ RJ ಅರ್ಪಿತಾ ನಡೆಸಿಕೊಡಲಿದ್ದು, ವಿಶೇಷವಾದ ಅತಿಥಿಗಳು ಮಾತನಾಡಲಿದ್ದಾರೆ. ನೀವು ಕರೆ ಮಾಡಿ ಮಾತನಾಡಿ. ನಮ್ಮ ಸಂಖ್ಯೆ 9686096279. ರೇಡಿಯೋ ಶಿವಮೊಗ್ಗದಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
8: ನಾನು ಮಂಜುನಾಥ್ ಆರ್. ನಮಸ್ಕಾರ, ರೇಡಿಯೋ ಶಿವಮೊಗ್ಗ 90.8 FM ಕೇಳುತ್ತಿರುವ ಎಲ್ಲರಿಗೂ ಸ್ವತಂತ್ರ ದಿನದ ಹಾರ್ದಿಕ ಶುಭಾಶಯಗಳು. ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿದ ಮಹನೀಯರನ್ನು ಸ್ಮರಿಸುತ್ತಾ, ಅವರ ತ್ಯಾಗ ಮತ್ತು ಬಲಿದಾನಕ್ಕೆ ಗೌರವ ನಮನ ಸಲ್ಲಿಸುತ್ತಾ, ಸ್ವಾತಂತ್ರ್ಯದ ಸಂಭ್ರಮವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ಇದರ ಜೊತೆಗೆ ನಮ್ಮ ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಗೀತೆಗಳ ಗಾಯನ ಕೂಡ ಇರಲಿದೆ. ಪುಟ್ಟ ಮನಸ್ಸುಗಳಲ್ಲಿ ಮೂಡಿರುವ ದೇಶಪ್ರೇಮ, ಸುಮಧುರ ಕಂಠದಲ್ಲಿ ಮೊಳಗುವ ದೇಶಭಕ್ತಿ ಗೀತೆಗಳು, ಇವೆಲ್ಲವೂ ಇಂದಿನ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಲಿವೆ. ಹಾಗಾದರೆ ಕೇಳುಗರೇ, ನಮ್ಮೊಂದಿಗೆ ಇರಿ, ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ.

0: ವಿದ್ಯಾರ್ಥಿಗಳ ದೇಶಭಕ್ತಿ ಗಾಯನವನ್ನು ಆಲಿಸಿ ಸ್ವತಂತ್ರದ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸೋಣ. ಜೈ ಹಿಂದ್, ವಂದೇ ಮಾತರಂ.
1: ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಕವಿತೆಯ ಶೀರ್ಷಿಕೆ ಸ್ವಾತಂತ್ರ್ಯದ ಮೌಲ್ಯ. ಸಾಹಿತ್ಯ ಶ್ರೀದೇವಿ ಕಣ್ಣಬೆಳ್ಳ. ಸಂಗೀತ ಮತ್ತು ವಿಡಿಯೋ ಸಂಕಲನ ಸಹಕಾರ ಯಶಸ್.

ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಕವನದ ಶೀರ್ಷಿಕೆ ಮಹಾತ್ಮರ ಸ್ಮರಣೆ. 1947 ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ದೊರಕಿತ್ತು. ಆಂಗ್ಲರ ಮುಷ್ಟಿಯು ಕಳಚಿತ್ತು. ಭಾರತಕ್ಕೆ ತನ್ನ ಸ್ವಂತಿಕೆ ಮರಳಿತ್ತು. ಬಾನಿನಲ್ಲಿ ತೇಲಾಡುವ ಪಕ್ಷಿಯಾಯಿತು. ಈ ಸ್ವತಂತ್ರ ತ್ಯಾಗ ಬಲಿದಾನಗಳ ಫಲ. ಪ್ರತಿಯೊಬ್ಬರ ಹೋರಾಟದಿಂದ ದೇಶಕ್ಕೆ ಬಲ. ದೇಶಕ್ಕಾಗಿ ಹೋರಾಡಿದವರು ಅಸಂಖ್ಯಾತ. ಸ್ವಾತಂತ್ರ್ಯ ಹೋರಾಟಗಾರರ ಕೊಡುಗೆ ಅಪಾರ. ಇನ್ಕಿಲಾಫ್ ಜಿಂದಾಬಾದ್, ಇನ್ಕಿಲಾಫ್ ಜಿಂದಾಬಾದ್ ಎಂದರು ಭಗತ್ ಸಿಂಗ್. ಇವರು ದೇಶದೆಲ್ಲೆಡೆ ಕ್ರಾಂತಿ ಮೊಳಗಿಸಿದರು. ಅನ್ಯಾಯದ ವಿರುದ್ಧ ಹೋರಾಡಲು ಪ್ರೇರೇಪಿಸಿದರು. ದೇಶಕ್ಕಾಗಿ ಹೋರಾಡುತ್ತಾ ಗಲ್ಲು ಶಿಕ್ಷೆಗೆ ಗುರಿಯಾದರು. ಮಾಡು ಇಲ್ಲವೇ ಮಡಿ ಎಂದರು ಗಾಂಧೀಜಿ. ಇವರು ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ ನೀಡಿದರು. ಅಹಿಂಸಾ ಮಾರ್ಗದಿಂದ ದೇಶಕ್ಕಾಗಿ ಹೋರಾಡಿದರು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿ ಅಮರರಾದರು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿ ಅಮರರಾದರು. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ ಎಂಬ ತಿಲಕರು, ಅದನ್ನು ಪಡೆದೇ ತೀರುತ್ತೇನೆ ಎಂದ ತಿಲಕರು ಭಾರತದ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರರು. ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಕಿಚ್ಚನ್ನು ಹಚ್ಚಿದರು. ನಿಮ್ಮ ರಕ್ತ ಕೊಡಿ ಸ್ವಾತಂತ್ರ್ಯ ಕೊಡುವೆ ಎಂದ ಬೋಸರು, ನಿಮ್ಮ ರಕ್ತ ಕೊಡಿ ಸ್ವಾತಂತ್ರ್ಯ ಕೊಡುವೆ ಎಂದ ಬೋಸರು ಜೈಹಿಂದ್ ಘೋಷಣೆ ಮೊಳಗಿಸಿದರು. ಜೈಹಿಂದ್ ಘೋಷಣೆ ಮೊಳಗಿಸಿದರು. ಸೇನೆಯ ಕಟ್ಟುತ್ತಾ ಹೋರಾಟ ಮಾಡಿದ ನೇತಾಜಿ ಯುವಕರನ್ನು ಹೋರಾಟಕ್ಕೆ ಸೆಳೆದರು. ನಾವು ಗುಂಡುಗಳನ್ನು ಎದುರಿಸುತ್ತೇವೆ, ಬ್ರಿಟಿಷರ ಮುಂದೆ ತಲೆ ಬಾಗುವುದಿಲ್ಲ ಎಂದ ಆಜಾದರು. ನಾವು ಗುಂಡುಗಳನ್ನು ಎದುರಿಸುತ್ತೇವೆ, ಬ್ರಿಟಿಷರ ಮುಂದೆ ತಲೆ ಬಾಗುವುದಿಲ್ಲವೆಂದ ಆಜಾದರು. ವಂದೇ ಮಾತರಂ ಎಂದ ಬಂಕಿಮರು. ವಂದೇ ಮಾತರಂ ಎಂದ ಬಂಕಿಮರು. ಭಾರತೀಯರಲ್ಲಿ ಏಕತೆಯನ್ನು ಮೂಡಿಸಿದರು. ಇವರೆಲ್ಲರ ಹೋರಾಟ ನಮಗೆ ಪಾಠವಾಗಲಿ, ಇವರೆಲ್ಲರ ಹೋರಾಟ ನಮಗೆ ಪಾಠವಾಗಲಿ, ಇವರೆಲ್ಲರ ದೇಶ ಪ್ರೇಮ ನಮಗೆ ಆದರ್ಶವಾಗಲಿ, ಇವರೆಲ್ಲರ ದೇಶ ಪ್ರೇಮ ನಮಗೆ ಆದರ್ಶವಾಗಲಿ, ಅವರ ದೇಶಭಕ್ತಿ ನಮಗೆ ಮಾದರಿಯಾಗಲಿ. ನಿತ್ಯವೂ ಹುತಾತ್ಮರ ಸ್ಮರಿಸೋಣ ಬನ್ನಿರಿ. ಅವರ ದೇಶಭಕ್ತಿ ನಮಗೆ ಮಾದರಿಯಾಗಲಿ. ನಿತ್ಯವೂ ಹುತಾತ್ಮರ ಸ್ಮರಿಸೋಣ ಬನ್ನಿ.

ದೇಶ ಒಂದೇ ಭಾರತ, ಜಾತಿ ಧರ್ಮ ಬೇರೆ ಬೇರೆ ನಾವೆಲ್ಲ ಒಂದೇ ಎಂದುತ್ತ, ಜಾತಿ ಧರ್ಮ ಬೇರೆ ಬೇರೆ ನಾವೆಲ್ಲ ಒಂದೇ ಎಂದುತ್ತ, ಒಂದೇ ತಾಯಿ ಮಕ್ಕಳನ್ನು ಘೋಷಿಸೋಣ ಸಂತತ.

ಕೊಟ್ಟೆವು ಆದರೆ ಕಿತ್ತೂರು ಬಿಡುವುದಿಲ್ಲ, ಪ್ರಾಣ ಕೊಟ್ಟೆವು ಆದರೆ ಕಿತ್ತೂರು ಬಿಡುವುದಿಲ್ಲ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ರಣಕಹಳೆ ಮೊಳಗಲಿ, ಸೈನಿಕರೇ ಬ್ರಿಟಿಷರ ಮೇಲೆ ಮುತ್ತಿಗೆ ಹಾಕಿ. ಹರ ಹರ ಮಹಾದೇವ್. ಬೋಲೋ ಭಾರತ್ ಮಾತಾ ಕೀ ಜೈ. ಬೋಲೋ ಭಾರತ್.

0: ತರಂ ಬನ್ನಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡೋಣ. ಬೋಲೋ ಭಾರತ್ ಮಾತಾ ಕಿ
1: ಜೈ.
0: ಬೋಲೋ ಭಾರತ್ ಮಾತಾ ಕಿ
1: ಜೈ.
2: ಜಯತೆ ಸತ್ಯಮೇವ ಜಯತೆ. ಬನ್ನಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ. ಬನ್ನಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ. ಬೋಲೋ ಭಾರತ್ ಮಾತಾ ಕಿ
1: ಜೈ.
2: ಬೋಲೋ ಭಾರತ್ ಮಾತಾ ಕಿ
3: ಇನ್ಕಿಲಾಫ್ ಜಿಂದಾಬಾದ್, ಇನ್ಕಿಲಾಫ್ ಜಿಂದಾಬಾದ್. ಕ್ರಾಂತಿ ಚಿರಾಯುವಾಗಲಿ, ಕ್ರಾಂತಿ ಚಿರಾಯುವಾಗಲಿ. ಬನ್ನಿ ಎಲ್ಲರೂ ಭಾರತ ಮಾತೆಯ ಬಿಡುಗಡೆಗಾಗಿ ಹೋರಾಡೋಣ. ಬನ್ನಿ ಎಲ್ಲರೂ ಭಾರತ ಮಾತೆಯ ಬಿಡುಗಡೆಗಾಗಿ ಹೋರಾಡೋಣ. ಬಲೋ ಭಾರತ್ ಮತಾಕಿ
1: ಜೈ.
3: ಬಲೋ ಭಾರತ್ ಮತಾಕಿ
1: ಜೈ.

ಹೆಸರು ಕುಮುದ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲಾ ಹೆಸರು PES ಪಬ್ಲಿಕ್ ಸ್ಕೂಲ್. ಎಲ್ಲರಿಗೂ ನಮಸ್ಕಾರ ಮತ್ತು ಶುಭ ಮುಂಜಾನೆ. ನಾವು ಪ್ರತಿ ವರ್ಷ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಗುತ್ತದೆ. ಸುಮಾರು 200 ವರ್ಷಗಳ ಬ್ರಿಟಿಷರ ಆಡಳಿತದಿಂದ 1947 ಆಗಸ್ಟ್ 15ರಂದು ನಮ್ಮ ದೇಶ ಸ್ವತಂತ್ರವಾಯಿತು. ದೆಹಲಿ ಕೆಂಪು ಕೋಟೆಯಲ್ಲಿ ಪ್ರಧಾನಮಂತ್ರಿಗಳು ರಾಷ್ಟ್ರ ಧ್ವಜವನ್ನು ಹಾರಿಸಿ ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡುತ್ತಾರೆ. ಈ ದಿನದಂದು ನಾವು ದೇಶದ ಸ್ವತಂತ್ರಕ್ಕಾಗಿ ಮಡಿದ ನಾಯಕರನ್ನು ನೆನಪಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಕ್ರೀಡಾ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸಿ ವಿಜೇತರಿಗೆ ಬಹುಮಾನ ವಿತರಿಸಲಾಗುತ್ತದೆ. ಹಾಗೂ ಎಲ್ಲ ಸರ್ಕಾರಿ ಕಚೇರಿ ಶಾಲಾ ಕಾಲೇಜುಗಳಲ್ಲಿ ಸ್ವಾತಂತ್ರ್ಯ ದಿನವನ್ನು ಅತ್ಯಂತ ಗೌರವದಿಂದ ಆಚರಿಸಲಾಗುತ್ತದೆ. ಈ ದಿನ ತ್ರಿವರ್ಣ ಧ್ವಜವನ್ನು ಹಾರಿಸಿ ಸಿಹಿ ಹಂಚಲಾಗುತ್ತದೆ. ಹಾಗೂ ಆಗಸ್ಟ್ 15ರಂದು ಎಲ್ಲಾ ಧರ್ಮದ ಜನರು ರಾಷ್ಟ್ರ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಬೋಲೋ ಭಾರತ್ ಮಾತಾ ಕೀ. ಥ್ಯಾಂಕ್ ಯು.

0: ಕಿವಿಗೊಟ್ಟು ಕೇಳಿ, ನಮ್ಮ ನಾಡಿನ ವೀರಕಥೆಯೊಂದನ್ನು ಕೇಳಿ. ಸಮುದ್ರ ಅಲೆಗಳಂತೆ ಎದೆಗಾರಿಕೆ ಇದ್ದವಳು, ಶತ್ರುಗಳ ಮುಂದೆ ಸಿಮ್ಮಿಣಿಯಂತೆ ನಿಂತವಳು, ನಮ್ಮ ನಾಡಿನ ಮಣ್ಣಿನಲ್ಲಿ ಹುಟ್ಟಿದ ವೀರನಾರಿ. ಅವಳ ಹೆಸರು ಅಬ್ಬಕ್ಕ. ಸ್ವಾತಂತ್ರ್ಯವೇ ಉಸಿರು, ಸ್ವಾಭಿಮಾನವೇ ಜೀವ, ತಾಯ್ನಾಡಿನ ರಕ್ಷಣೆಯೇ ಅವಳ ಧರ್ಮ.
1: ರಾಜಸಭೆಗೆ ರಾಣಿ ಅಬ್ಬಕ್ಕ, ತಿಮ್ಮಣ್ಣ ರಸ ಮತ್ತು ಚೌಟ ರಾಜ ಪ್ರವೇಶಿಸುತ್ತಾರೆ.
2: ಅಬ್ಬಕ್ಕ ಮಗಳೇ, ಕಾಲ ಬದಲಾಗುತ್ತಿದೆ. ಸಮುದ್ರದಾಚೆಯಿಂದ ಪರಕೀಯರ ಹಡಗುಗಳು ಬರುತ್ತಿವೆ. ಈಗ ವ್ಯಾಪಾರದ ಹೆಸರಿನಲ್ಲಿ ಬಂದು ನಮ್ಮ ನೆಲದ ಮೇಲೆ ಅಧಿಕಾರ ಚಲಾಯಿಸಲು ಹೊರಟಿದ್ದಾರೆ.
3: ಮಾವ, ವ್ಯಾಪಾರಕ್ಕೆ ಬಂದವನು ವ್ಯಾಪಾರ ಮಾಡಲಿ, ಆದರೆ ನಮ್ಮ ನೆಲದ ಮೇಲೆ ಆಜ್ಞೆ ಮಾಡಲು ಯಾರಿಗೂ ಸಾಧ್ಯವೇ ಇಲ್ಲ. ಈ ಮಣ್ಣು ನಮ್ಮ ಪೂರ್ವಜರ ನೆನಪು, ಈ ನೆಲ ನಮ್ಮ ಜನರ ಬದುಕು.
4: ಅಬ್ಬಕ್ಕ, ಶತ್ರುವಿನ ಬಳಿ ಫಿರಂಗಗಳಿವೆ, ಸೈನ್ಯವಿದೆ, ಬಲವಿದೆ, ನಾವು ಹೇಗೆ ಎದುರಿಸಬೇಕು?
3: ರಾಜ, ಯುದ್ಧ ಗೆಲ್ಲುವುದು ಕೇವಲ ಆಯುಧಗಳಿಂದ ಅಲ್ಲ, ಒಗ್ಗಟ್ಟಿನ ಮನಸ್ಸು, ಧೈರ್ಯದ ಹೃದಯ ಹಾಗೂ ತಾಯ್ನಾಡಿನ ಮೇಲಿನ ಪ್ರೀತಿ, ಇವೇ ನಿಜವಾದ ಶಕ್ತಿಗಳು. ನಮ್ಮ ಬಳಿ ಜನರಿದ್ದಾರೆ, ನಮ್ಮ ಬಳಿ ಮಣ್ಣಿನ ಆಶೀರ್ವಾದವಿದೆ, ನಮ್ಮ ಎದೆಯಲ್ಲಿ ಸ್ವಾಭಿಮಾನವಿದೆ. ಹೀಗಿರುವಾಗ ಸೋಲಿನ ಭಯವೇಕೆ?
1: ರಾಜ್ಯಸಭೆಗೆ ಪೋರ್ಚುಗೀಸ್ ದೂತನ ಆಗಮನ. ಪೋರ್ಚುಗೀಸ್ ದೂತ ಮತ್ತು ಅಲ್ಮೇಡಾ ಗಂಭೀರವಾಗಿ ಪ್ರವೇಶಿಸುತ್ತ
5: ಅಬ್ಬಕ್ಕ, ನನಗೆ ನಮ್ಮ ಸೇನಾಪತಿಯ ಆದೇಶ. ಇಂದಿನಿಂದ ಸಮುದ್ರದ ವ್ಯಾಪಾರ ನಿಮ್ಮ ನಿಯಂತ್ರಣದಲ್ಲಿ. ನೀವು ನಮಗೆ ಕಪ್ಪಗತ್ತಬೇಕು, ಇಲ್ಲವೆಂದರೆ ಪರಿಣಾಮ ಭೀಕರವಾಗುತ್ತದೆ.
3: ಕಪ್ಪವೇ, ನಮ್ಮ ನೆಲದಲ್ಲಿ ಬೆಳೆ ಬೆಳೆದವರು ನಮ್ಮ ಜನ, ನಮ್ಮ ಸಮುದ್ರದಲ್ಲಿ ದುಡಿದವರು ನಮ್ಮ ಜನ. ನಮ್ಮ ಬದುಕಿನ ಮೇಲೆ ತೆರಿಗೆ ವಿಧಿಸುವ ಅಧಿಕಾರ ನಿಮಗೆ ಯಾರು ಕೊಟ್ಟರು?
5: ನಮ್ಮ ಬಳಿ ಶಕ್ತಿ ಇದೆ, ನಮ್ಮ ಬಳಿ ಹಡಗುಗಳಿವೆ, ನಮ್ಮ ಬಳಿ ಫಿರಂಗಿಗಳಿವೆ.
3: ನಿಮ್ಮ ಬಳಿ ಫಿರಂಗಿ ಇರಬಹುದು, ಆದರೆ ನಮ್ಮ ಬಳಿ ಸ್ವಾಭಿಮಾನವಿದೆ. ಫಿರಂಗಿಯ ಸದ್ದಿಗೆ ಹೆದರಿ ಅಬ್ಬಕ್ಕ ತಲೆಬಾಗುತ್ತಾಳೆ ಎಂದುಕೊಂಡಿದ್ದರೆ ನಿಮ್ಮ ಲೆಕ್ಕ ತಪ್ಪಾಗಿದೆ.
6: ರಾಣಿಯೇ, ನಮ್ಮ ಶಕ್ತಿಯನ್ನು ಕಡಿಮೆ ಅಂದಾಜು ಮಾಡಬೇಡ. ನಮ್ಮ ಸಾಮ್ರಾಜ್ಯವು ಸಮುದ್ರಗಳನ್ನು ದಾಟಿ ಬಂದಿದೆ.
3: ಸಮುದ್ರ ದಾಟಿ ಬಂದಿದ್ದೀರಿ, ಆದರೆ ನಮ್ಮ ನಾಡಿನ ಮಣ್ಣಿನ ಆತ್ಮವನ್ನು ದಾಟಿ ಬರಲು ಸಾಧ್ಯವೇ ಇಲ್ಲ. ಹೋಗಿ ನಿಮ್ಮ ಸೇನಾಧಿಪತಿಗೆ ಹೇಳಿ, ಈ ನಾಡಿನ ರಾಣಿ ಕಪ್ಪವನ್ನು ಕಟ್ಟುವುದಿಲ್ಲ, ತಾಯ್ನಾಡಿನ ಸ್ವಾತಂತ್ರ್ಯವನ್ನು ಮಾರುವುದಿಲ್ಲ.
5: ಇದರ ಪರಿಣಾಮವನ್ನು ನೀವು ಅನುಭವಿಸಬೇಕಾಗುತ್ತದೆ.
3: ಪರಿಣಾಮ ಏನೇ ಇರಲಿ, ಗುಲಾಮಿಗೀರಿಯ ಜೀವನಕ್ಕಿಂತ ಸ್ವಾಭಿಮಾನದ ಹೋರಾಟವೇ ಮೇಲು.
1: ಪೋರ್ಚುಗೀಸ್ ದೂತ ಮತ್ತು ಅಲ್ಮೇಡಾ ಕೋಪದಿಂದ ಹೊರಡುತ್ತಾರೆ. ರಾಜ್ಯಸಭೆಗೆ ದಾದಾ ಕಂಬಳಿ, ಹಿರಿಯ ನಾಗರಿಕ ಮತ್ತು ಸರೋಜಾ ಪ್ರವೇಶಿಸುತ್ತಾರೆ.
7: ಮಹಾರಾಣಿಯೇ, ನಿಮ್ಮ ಆದೇಶಕ್ಕಾಗಿ ಕಾಯುತ್ತಿದ್ದೇವೆ. ಸೈನಿಕರು ಸಿದ್ಧರಾಗಿದ್ದಾರೆ, ಕೋಟೆಯ ಬಾಗಿಲುಗಳು ಭದ್ರವಾಗಿವೆ. ಶತ್ರು ಎಷ್ಟೇ ಬಲಶಾಲಿಯಾಗಿದ್ದರೂ ನಮ್ಮ ಧೈರ್ಯವನ್ನು ಗೆಲ್ಲಲು ಸಾಧ್ಯವಿಲ್ಲ.
3: ದಾದಾ ಕಂಬಳಿ, ನೆನಪಿರಲಿ, ನಮ್ಮ ಕತ್ತಿಗಳು ಕೇವಲ ಯುದ್ಧಕ್ಕಾಗಿ ಅಲ್ಲ, ನಮ್ಮ ಜನರ ರಕ್ಷಣೆಗೆ. ಶತ್ರು ನಮ್ಮ ನೆಲದ ಕಡೆ ಹೆಜ್ಜೆ ಇಟ್ಟರೆ ಪ್ರತಿ ಹೆಜ್ಜೆಗೂ ನಮ್ಮ ಧೈರ್ಯದ ಉತ್ತರ ಸಿಗಬೇಕು.
5: ರಾಣಿಯೇ, ನಾವು ನಿಮ್ಮೊಂದಿಗಿದ್ದೇವೆ. ಇದು ಕೇವಲ ಅರಮನೆ ಹೋರಾಟವಲ್ಲ, ಇದು ನಮ್ಮ ಮನೆ, ನಮ್ಮ ಹೊಲ, ನಮ್ಮ ಬದುಕಿನ ಹೋರಾಟ.
3: ರಾಣಿಯಮ್ಮ, ನಾನು ಚಿಕ್ಕವಳಾದರೂ ನನ್ನ ತಾಯ್ನಾಡನ್ನು ತುಂಬಾ ಪ್ರೀತಿಸುತ್ತೇನೆ. ನಮ್ಮ ನೆಲವನ್ನು ಯಾರಾದರೂ ಕಸಿದುಕೊಳ್ಳಲು ಬಂದರೆ ನಾವೆಲ್ಲರೂ ಒಟ್ಟಾಗಿ ನಿಲ್ಲುತ್ತೇವೆ. ಸರೋಜಾ, ನಿನ್ನ ಮಾತು ನನ್ನ ಹೃದಯಕ್ಕೆ ಶಕ್ತಿ ನೀಡಿದೆ. ನೆನಪಿಡು, ವೀರತ್ವಕ್ಕೆ ವಯಸ್ಸಿನ ಮಿತಿ ಇಲ್ಲ, ತಾಯ್ನಾಡಿನ ಮೇಲಿನ ಪ್ರೀತಿಯೇ ನಿಜವಾದ ವೀರತ್ವ.
1: ಯುದ್ಧದ ಘೋಷಣೆ. ಅಲ್ಮೇಡಾ ಮತ್ತು ಪೋರ್ಚುಗೀಸ್ ಸೈನಿಕರು ಪ್ರವೇಶಿಸುತ್ತಾರೆ.
8: ಸೈನಿಕರೇ, ಮುಂದೆ ಸಾಗಿರಿ, ಉಳ್ಳಾಳದ ಕೋಟೆಯನ್ನು ವಶಪಡಿಸಿಕೊಳ್ಳಿ. ಇಂದು ಆ ಅಬ್ಬಗ್ಗನ ಗರ್ವವನ್ನು ಮುರಿಯಲೇಬೇಕು.
9: ಸೇನಾಧಿಪತಿಯೇ, ಆದರೆ ಈ ನಾಡಿನ ಜನರು ಹೆದರುತ್ತಿಲ್ಲ, ಎಲ್ಲರೂ ರಾಣಿಯ ಹಿಂದೆ ಒಗ್ಗಟ್ಟಾಗಿ ನಿಂತಿದ್ದಾರೆ.
8: ಭಯಪಡಬೇಡ, ನಮ್ಮ ಬಳಿ ಶಸ್ತ್ರಾಸ್ತ್ರಗಳಿವೆ, ಮುಂದೆ ಸಾಗು.
10: ವೀರರೇ, ನೆನಪಿಡಿ, ನಾವು ನಮ್ಮ ಮನೆಗಾಗಿ ಹೋರಾಡುತ್ತಿದ್ದೇವೆ, ನಾವು ನಮ್ಮ ತಾಯ್ನಾಡಿಗಾಗಿ ಹೋರಾಡುತ್ತಿದ್ದೇವೆ.

0: ಸೇನಾಧಿಪತಿಯೇ, ನಾವು ಹಿಂದೆ ಸರಿಯಲೇಬೇಕು. ಅವರ ಧೈರ್ಯವನ್ನು ನಾವು ಮುರಿಯಲು ಸಾಧ್ಯವಿಲ್ಲ.
1: ಇದು ಹೇಗೆ ಸಾಧ್ಯ? ನಮ್ಮ ಸೈನ್ಯ, ನಮ್ಮ ಶಸ್ತ್ರಾಸ್ತ್ರಗಳು.
2: ನಿಮ್ಮ ಬಳಿ ಶಸ್ತ್ರಾಸ್ತ್ರಗಳಿರಬಹುದು, ನಮ್ಮ ಬಳಿ ಶೌರ್ಯವಿದೆ.
1: ಇದು ಅಂತ್ಯವಲ್ಲ.
3: ಹೌದು, ಇದು ಅಂತ್ಯವಲ್ಲ. ಸ್ವಾತಂತ್ರ್ಯಕ್ಕಾಗಿ ಹೋರಾಟಕ್ಕೆ ಅಂತ್ಯವೇ ಇಲ್ಲ. ನಮ್ಮ ಜನರು ಜೀವಂತವಾಗಿರುವವರೆಗೂ ನಮ್ಮ ನಾಡಿನ ಧ್ವಜ ಎಂದಿಗೂ ಬಾಗುವುದಿಲ್ಲ.
4: ಎಲ್ಲಾ ಪಾತ್ರಗಳು ವೇದಿಕೆಯ ಮೇಲೆ ಸೇರುತ್ತಾರೆ. ವಿಜಯದ ನಾದ ಮೊಳಗುತ್ತದೆ.
1: ರಾಣಿಯೇ, ನೀವು ನಮ್ಮನ್ನು ರಕ್ಷಿಸಿದ್ದೀರಿ. ನೀವು ನಮ್ಮ ಮಣ್ಣಿನ ಗೌರವವನ್ನು ಉಳಿಸಿದ್ದೀರಿ.
5: ಅಬ್ಬಕ್ಕ, ನಿನ್ನ ಧೈರ್ಯಕ್ಕೆ ನನ್ನ ನಮನ. ನೀನು ಕೇವಲ ಹುಲ್ಲಾಲದ ರಾಣಿ ಅಲ್ಲ, ನಮ್ಮ ನಾಡಿಗೆ ಹೆಮ್ಮೆಯ ವೀರನಾರಿ.
0: ಮಗಳೇ, ನೀನು ಸಾಬೀತು ಮಾಡಿದೆ ಸಿಂಹಾಸನದ ಶಕ್ತಿ ದೊಡ್ಡದಲ್ಲ, ಸತ್ಯಕ್ಕಾಗಿ ನಿಂತ ನಿನ್ನ ಹೃದಯದ ಶಕ್ತಿಯೇ ದೊಡ್ಡದು.
3: ರಾಣಿಯಮ್ಮ, ಇಂದು ನಮಗೆ ತಿಳಿಯಿತು, ತಾಯ್ನಾಡನ್ನು ಪ್ರೀತಿಸುವುದು ಎಂದರೆ ಅದರ ಗೌರವವನ್ನು ಕಾಪಾಡುವುದು.
6: ನನ್ನ ಪ್ರಿಯ ಜನರೇ, ಈ ಜಯ ನನ್ನೊಬ್ಬಳದಲ್ಲ, ಈ ಜಯ ನಮ್ಮೆಲ್ಲರ ಒಗ್ಗಟ್ಟಿಗೆ ಜಯ, ನಮ್ಮ ಧೈರ್ಯದ ಜಯ. ನೆನಪಿಡಿ, ಒಗ್ಗಟ್ಟಾಗಿದ್ದರೆ ಯಾವ ಶಕ್ತಿಯೂ ನಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ಸ್ವಾಭಿಮಾನವಿದ್ದರೆ ಯಾವ ದಬ್ಬಾಳಿಕೆಯೂ ನಮ್ಮನ್ನು ಬಗ್ಗಿಸಲು ಸಾಧ್ಯವಿಲ್ಲ. ನಮ್ಮ ತಾಯ್ನಾಡು ನಮ್ಮ ಹೆಮ್ಮೆ, ನಮ್ಮ ಸ್ವಾತಂತ್ರ್ಯ ನಮ್ಮ ಉಸಿರು.
7: ಕಡಲಿನ ಅಲೆಗಳಂತೆ ಅವಳ ಧೈರ್ಯ, ಕೋಟೆಯ ಗೋಡೆಯಂತೆ ಅವಳ ಸಂಕಲ್ಪ, ಪರಕೀಯರ ಮುಂದೆ ತಲೆ ಬಾಗದ ವೀರನಾರಿ ಅವಳೇ ನಮ್ಮ ರಾಣಿ ಅಬ್ಬಕ್ಕ. ಇತಿಹಾಸದ ಪುಟಗಳಲ್ಲಿ ಹೆಸರು ಉಳಿಸಿದವಳು, ತಾಯ್ನಾಡಿಗಾಗಿ ಬದುಕಿದವಳು, ಸ್ವಾಭಿಮಾನಕ್ಕಾಗಿ ಹೋರಾಡಿದವಳು ರಾಣಿ.

0: ಸ್ವತಂತ್ರದ ಮಹತ್ವದ ಕುರಿತು ತಮ್ಮ ಅಮೂಲ್ಯ ಅಭಿಪ್ರಾಯಗಳನ್ನು ಹಂಚಿಕೊಂಡ ಎಲ್ಲ ಕೇಳುಗರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ತಮ್ಮ ಸುಮಧುರ ಗಾಯನದ ಮೂಲಕ ದೇಶ ಪ್ರೇಮದ ಭಾವನೆ ಮೂಡಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಅಭಿನಂದನೆಗಳು. ನಮ್ಮ ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿದ ಮಹನೀಯರ ತ್ಯಾಗವನ್ನು ಸದಾ ಸ್ಮರಿಸೋಣ. ಸ್ವತಂತ್ರ ನಮಗೆ ನೀಡಿರುವ ಹಕ್ಕುಗಳ ಜೊತೆಗೆ ದೇಶದ ಬಗ್ಗೆ ನಮ್ಮ ಜವಾಬ್ದಾರಿಯನ್ನು ಅರಿತು ಮುನ್ನಡೆಯೋಣ. ರೇಡಿಯೋ ಶಿವಮೊಗ್ಗ 90.8 FM ಜೊತೆಗಿದ್ದ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವತಂತ್ರ ದಿನದ ಹಾರ್ದಿಕ ಶುಭಾಶಯಗಳು. ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ವಂದೇ ಮಾತರಂ.
1: ಕಣ್ಣಲ್ಲಿ ಕನಸು, ಬದುಕಿನಲ್ಲಿ ಗೆಲುವಿನ ಛಾಪು. ಇಂದಿನ ಮಹಿಳೆ ಯಾರ ಮೇಲೂ ಅವಲಂಬಿತಳಲ್ಲ, ತಾನೇ ತನ್ನ ಬದುಕಿನ ನಾಯಕಿ. ಆದರೂ ಮಹಿಳೆಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ನಿಜವಾಗ್ಲೂ ಮಹಿಳಾ ಸ್ವಾತಂತ್ರ್ಯ ಅಂದ್ರೆ ಏನು? ಸ್ವಾತಂತ್ರ್ಯ ಅಂದ್ರೆ ಕೇವಲ ದೇಶಕ್ಕೆ ಮಾತ್ರವೇ? ಮಹಿಳಾ ಸ್ವಾತಂತ್ರ್ಯವು ದೇಶದ ಪ್ರಗತಿಯ ಭಾಗವಲ್ಲವೇ? ಈ ವಿಷಯದ ಕುರಿತು ಆಗಸ್ಟ್ 15 ಮಧ್ಯಾಹ್ನ 3-4 ವಿಶೇಷ ಲೈವ್ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದು ವಿಶೇಷವಾದ ಅತಿಥಿಗಳು ಮಾತನಾಡಲಿದ್ದಾರೆ. ನೀವು ಕರೆ ಮಾಡಿ ಮಾತನಾಡಿ. ನಮ್ಮ ಸಂಖ್ಯೆ 9686096279. ರೇಡಿಯೋ ಶಿವಮೊಗ್ಗದಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
2: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
3: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
2: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
3: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
2: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
3: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
2: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
3: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
2: ಹಂಗಾ? ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
3: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
2: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
4: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
5: ನಮ್ಮ ದೇಶ ಹೋರಾಟದ ಕಥೆಗಳ, ಸಂಸ್ಕೃತಿಯ ಬಣ್ಣಗಳ ಮತ್ತು ಸಿಹಿಯಾದ ಸಂಬಂಧಗಳ ದೇಶ. ಈ ಸುಂದರ ಭಾರತಕ್ಕೆ ನಮ್ಮ ಹೃದಯಪೂರ್ವಕ ನಮನ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
7: ಹಾಯ್, ಹಲೋ, ನಮಸ್ತೆ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ನೆಚ್ಚಿನ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ ರೇಡಿಯೋ ಶಿವಮೊಗ್ಗದ ಕೇಳುಗರೆಲ್ಲರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಹಾಗೆ ನಾವು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಬೆಳಗ್ಗೆ 8 ಕೂಡ ಲೈವ್ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೀವಿ. ನೀವು ಕೂಡ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಹಾಗೆ ಈಗ ಸಮಯ 3 ಆಗಿದೆ. 3-4 ನಾನು ನಿಮ್ಮ ಆರ್ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಇರ್ತೀನಿ. ಹಾಗಿದ್ರೆ ವಿಷಯ ಏನಂತ ಗೊತ್ತಾಗಿರ್ಬೇಕಲ್ವಾ? ಖಂಡಿತವಾಗ್ಲೂ ಹೇಳ್ತೀನಿ. ಕಣ್ಣಲ್ಲಿ ಕನಸು, ಬದುಕಿನಲ್ಲಿ ಗೆಲುವಿನ ಚಾಪು. ಇಂದಿನ ಮಹಿಳೆ ಯಾರ ಮೇಲೂ ಕೂಡ ಅವಲಂಬಿತಳಲ್ಲ, ತಾನೇ ತನ್ನ ಬದುಕಿನ ನಾಯಕಿ. ಆದರೂ ಮಹಿಳೆಗೆ ಸ್ವಾತಂತ್ರ್ಯ ಸಿಕ್ಕಿದ್ಯಾ? ನಿಜವಾಗ್ಲೂ ಮಹಿಳಾ ಸ್ವಾತಂತ್ರ್ಯ ಅಂದ್ರೆ ಏನು? ಈ ವಿಷಯ ಕುರಿತು, ಮಹಿಳಾ ಸ್ವಾತಂತ್ರ್ಯ ಅನ್ನೋ ವಿಷಯ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ ಅಂತ. ಹಾಗೆ ಇವತ್ತು ನಾನು ಒಬ್ಳೇ ಅಲ್ಲ, ನಮ್ಮೊಟ್ಟಿಗೆ ಮಾತಾಡೋಕೆ ನಮ್ಮ ಜೊತೆ ವಿಶೇಷವಾದ ಅತಿಥಿ ಕೂಡ ಇದ್ದಾರೆ. ಅದರಲ್ಲಿ ಮೊದಲನೇದಾಗಿ ಲೇಖಕಿ ಹಾಗೆ ಅಂಕಣ ಬರಹಣಗಾರ್ತಿಯಾಗಿರುವಂತಹ ರಂಜಿನಿ ದತ್ತಾತ್ರಿ ಇದ್ದಾರೆ. ಮೇಡಮ್ ನಮಸ್ತೆ.
8: ನಮಸ್ತೆ.
7: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
8: ಧನ್ಯವಾದ. ನಿಮಗೂ ಕೂಡ ನಮ್ಮನ್ನ ಪ್ರೀತಿಯಿಂದ ಆಹ್ವಾನಿಸಿದ್ದಕ್ಕೆ
7: ಖಂಡಿತ
8: ಶುಭಾಶಯಗಳು.
7: ಥ್ಯಾಂಕ್ ಯು. ನಿಮಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು.
8: ಧನ್ಯವಾದ.
7: ಹಾಗೆ ಇನ್ನೊಬ್ರು ವಿಶೇಷವಾದ ಅತಿಥಿ ನಮ್ಮೊಟ್ಟಿಗಿದ್ದಾರೆ. ನಿವೃತ್ತ ಶಿಕ್ಷಕಿ ಆಗಿರುವಂತಹ ವಿನೋದ ಕುಮಾರಿಯವರು ನಮ್ಮ ಜೊತೆ.

0: ರೆ ಮೇಡಮ್ ನಮಸ್ತೆ.
1: ನಮಸ್ತೆ,
0: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಓಕೆ, ಸೊ ಇಬ್ರು ಅತಿಥಿಗಳು ಇದ್ದಾರೆ. ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂತ ಯಾವಾಗ್ಲೂ ಹೇಳ್ತಾರೆ, ಆದ್ರೆ ಹೆಣ್ಮಕ್ಳಿಗೆ ನಿಜವಾಗ್ಲೂ ಸ್ವಾತಂತ್ರ್ಯ ಸಿಕ್ಕಿದೆಯೋ ಇಲ್ವೋ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡೋಣ. ಇನ್ನು ಒಬ್ಬ ಹೆಣ್ಣು ಎಷ್ಟು ವಿದ್ಯಾವಂತೆ ಆಗಿರ್ತಾಳೋ ಹಾಗೆ ಅವಳು ಅಷ್ಟೇ ಸ್ಟ್ರಾಂಗ್ ಆಗಿರ್ತಾಳೆ. ವಿದ್ಯೆ ಅನ್ನೋದು ಒಂದು ದೊಡ್ಡ ಶಕ್ತಿ ಅಂತಾನೆ ಹೇಳ್ಬೋದು. ಹೆಣ್ಣು ಅಬಲೆ ಅಲ್ಲ, ಸಬಲೆ ಅಂತಾರೆ. ಅವಳ ಸ್ವಾತಂತ್ರ್ಯವೇ ಸಮಾಜದ ನಿಜವಾದ ಪ್ರಗತಿ ಅಂತ ಕೂಡ ಹೇಳ್ತಾರೆ. ಹೀಗಿರುವಾಗ ಮೊದಲನೇದಾಗಿ ನಾವು ನಮ್ಮ ಲೇಖಕರ ಹತ್ರ ಮಾತಾಡೋಣ. ರಂಜಿನಿ ದತ್ತಾತ್ರಿ ಅವರೇ, ಈಗ ಏನಪ್ಪಾ ಅಂದ್ರೆ ಆಧುನಿಕ ಯುಗದಲ್ಲಿ ಮಹಿಳಾ ಸ್ವಾತಂತ್ರ್ಯ ಅಂದ್ರೆ ಏನು ಮೇಡಮ್, ನಿಮ್ಮ ಪ್ರಕಾರ ಅದ್ರ ಬಗ್ಗೆ ಹೇಳ್ಬೋದಾ?
2: ಖಂಡಿತ. ಅದಕ್ಕೆ ಮುಂಚೆ 79 ವಸಂತ ತುಂಬಿ 80ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಸ್ವತಂತ್ರ ಭಾರತದ ಸಮಸ್ತ ಪ್ರಜೆಗಳಿಗೆ ನಾನು ಶುಭಾಶಯ ಅಂದರೆ ಹೇಳ್ತಾ ಇದ್ದೀನಿ ಎಲ್ಲ ಕೇಳುಗರಿಗೆ. ನಿಮ್ಮ ರೇಡಿಯೋ ಶಿವಮೊಗ್ಗ 90.8 FM ಅವರೆಲ್ಲರಿಗೂ ಕೂಡ ನಮ್ಮ ಪ್ರೀತಿಯ ಶುಭಾಶಯಗಳು. ಯಾಕಂದರೆ ಮಹಿಳೆ ಮತ್ತು ಸ್ವಾತಂತ್ರ್ಯ ಕುರಿತು ಒಂದು ಈ ಸುಂದರವಾದ ಪ್ರೀತಿಯ ಹಾಗೂ ಅತ್ಯಂತ ಅಗತ್ಯವಾದಂತಹ ಒಂದು ಸಂವಾದವನ್ನು ನೀವಿವತ್ತು ನಿಮ್ಮ ಶಿವಮೊಗ್ಗ ರೇಡಿಯೋ 90.8 FM ಮೂಲಕ ಏರ್ಪಡಿಸಿರೋದು ನಿಜಕ್ಕೂ ತುಂಬ ಮಹಿಳೆಯರಿಗೆ ಈ ವಿಷಯ ತಲುಪಿದೆ. ಎಲ್ಲರೂ ಭಾಗವಹಿಸ್ತಾರೆ ಅಂತ ನಾನಂತೂ ಭಾಸವಾಗಿದ್ದೀನಿ. ಹಾಗಾಗಿ ಈ ಇಡೀ ತಂಡಕ್ಕೆ ಹಾರ್ದಿಕ ಅಭಿನಂದನೆಗಳು.
0: ಖಂಡಿತವಾಗ್ಲೂ ಸರ್, ನಮ್ಮ ಕೇಳುಗರು ಕೂಡ ಭಾಗವಹಿಸಬಹುದು. ನೀವು ಭಾಗವಹಿಸಬೇಕಾದ್ರೆ ನಮ್ಮ ರೇಡಿಯೋ ಶಿವಮೊಗ್ಗ ಸಂಖ್ಯೆ 9686096279 ಈ ಸಂಖ್ಯೆಗೆ ಕರೆಯನ್ನ ಮಾಡಿ ನಿಮ್ಮ ಪ್ರಕಾರ ಮಹಿಳಾ ಸ್ವಾತಂತ್ರ್ಯ ಅಂದ್ರೆ ಏನು ಅಂತ ಕೂಡ ಮಾತಾಡ್ಬೋದು. ಹಾಗಿದ್ರೆ ರಂಜಿನಿ ಮ್ಯಾಮ್, ಮಾತುಕತೆ ಮುಂದುವರೆಸಿ.
2: ಓಕೆ, ಈಗ ನೀವು ಹೇಳಿದ್ರಿ ನಂಗೆ ಪ್ರಶ್ನೆ, ಆಧುನಿಕ ಯುಗದಲ್ಲಿ ಮಹಿಳಾ ಸ್ವಾತಂತ್ರ್ಯವನ್ನು ಹೇಗೆ ಅರ್ಥೈಸ್ತೀರಿ ಅಂತ. ಜೊತೆಗೆ ಅದು ಅಂದರೆ ಬಾಹ್ಯ ಸ್ವಾತಂತ್ರ್ಯ ಮತ್ತು ಆಂತರಿಕ ಸ್ವಾತಂತ್ರ್ಯ ಇದೆರಡು ಬಗ್ಗೆ ಹೇಳಿದ್ರಿ. ನೋಡಿ, ಮಹಿಳೆಯ ಸ್ವಾತಂತ್ರ್ಯ ಅಂದರೆ ಸ್ವಾತಂತ್ರ್ಯದ ಬಾಗಿಲು ತೆರೆಯೋದು ಅಂತ ಮಾತ್ರ ಅಲ್ಲ, ಮನದ ಕದವನ್ನು ತೆರೆದು ಮೌಢ್ಯತೆ ಅಂಧಕಾರ ಇತ್ಯಾದಿಗಳಿಂದ ಹೊರಬಂದು ತನ್ನದೇ ಆದ ಒಂದು ಸ್ವಂತ ಹೆಜ್ಜೆಯ ಗುರುತನ್ನು ದಾಖಲಿಸುವುದು ಅಂತ ನನ್ನ ಭಾವನೆ. ಏಕೆಂದರೆ ಈ ಸಾಧನೆಯ ಪಥದಲ್ಲಿ ಇರುವಂತಹ ನೀವು ಸೇರಿದಂತಹ ನಿಮ್ಮ ಶಿವಮೊಗ್ಗ FM ಮೂಲಕ ಕೇಳುತ್ತಿರುವ ರೇಡಿಯೋ ಶಿವಮೊಗ್ಗ ರೇಡಿಯೋ FM ಮೂಲಕ ಕೇಳುತ್ತಿರುವ ಸಮಸ್ತ ಮಹಿಳೆಯರಿಗೂ ಶುಭವಾಗಲಿ ಅಂತ ನಾನು ಹೇಳ್ತೀನಿ. ಏಕೆಂದರೆ ಸಹನೆಯ ಮೇರುವೆಂದು ಕರೆಯುವ ನಮ್ಮ ಮಹಿಳೆಯರನ್ನು ಕ್ಷಮೆಯ ಕಡಲು ನೀನೆಂದು ತೇಲಿಸಿಬಿಟ್ಟಿದ್ದಾರೆ.
0: ಕ್ಷಮೆಯ ಧರಿತ್ರಿ ಅಂತ,
2: ಕ್ಷಮೆಯ ಕಡಲು ನೀನೆಂದು ತೇಲಿಸಿದ್ದಾರೆ. ಮನೆಯಾಳುವೆ ಎಂದವರೇ ಕಟ್ಟಿಯೂ ಹಾಕಿದ್ದಾರೆ.
0: ಖಂಡಿತ.
2: ಈ ಗಡಿಯನ್ನ ಮೀರಬೇಡವೆಂದು ರೇಖೆಯನ್ನು ಎಳೆದಿದ್ದಾರೆ. ಎಲ್ಲವನ್ನು ಸಹಿಸಿ ಸೈರಿಸಿದ ಮಹಿಳೆ ಇಂದು ಮೂಕ ಗೊಂಬೆ ಮಾತ್ರ ಆಗಿಲ್ಲ, ಅವಳೊಳಗಿನ ಪ್ರಖರತೆ ಸೂರ್ಯನಂತೆ ಬೆಳಗ್ತಾ ಇದೆ. ಬೆಳಕಿನ ಪಥದೆಡೆಗೆ ಆಕೆ ಮುನ್ನಡೆದಿದ್ದಾಳೆ. ಕತ್ತಲೆಯ ತೆರೆಯನ್ನು ಸರಿಸಿ ಬೆಳಕಿನ ಕಿರಣದತ್ತ ಧಾವಿಸುತ್ತಿದ್ದಾಳೆ. ಅವಳು ಸಂಕಲನಗಳ ಸರಪಳಿಯನ್ನು ಕಳಚಿ ಮುನ್ನಡೆದಿದ್ದಾಳೆ. ಸ್ವಾತಂತ್ರ್ಯದ ಹೊಸರಾಗ ಹಾಡುತ್ತಿದ್ದಾಳೆ. ರೆಕ್ಕೆಯ ಕಟ್ಟಿಕೊಂಡು ಆಕಾಶಕ್ಕೆ ಹಾರಿದ್ದಾಳೆ. ಕೆಸರಿನ ಗದ್ದೆಯಲ್ಲಿ ಮೈಮುರಿದು ದುಡಿಯುತ್ತಲೂ ಇದ್ದಾಳೆ. ಬಾಳಿನ ದಾರಿಗೆ ಅವಳೇ ನಾಯಕಿಯಾಗಿದ್ದಾಳೆ. ಸ್ವಾವಲಂಬನೆಯ ಹೆಜ್ಜೆಯಲ್ಲಿ ಸಾಗುತ್ತಿದ್ದಾಳೆ. ಎಲ್ಲವೂ ಸಾಗಿ ಮುನ್ನಡೆಯುತ್ತಿದ್ದಾಳೆ. ಸ್ವಾತಂತ್ರ್ಯದ ಆವರಣದೊಳಗೆ ತಾನು ಹೂರಣವಾಗಿ ನಲಿಯುತ್ತಿದ್ದಾಳೆ, ನಡೆಯುತ್ತಿದ್ದಾಳೆ. ಸಮರ್ಥವಾಗಿ ಕುಟುಂಬ ಮತ್ತು ಸಮಾಜವನ್ನು ಬಲಿಷ್ಠವಾಗಿ ಮುನ್ನಡೆಸುತ್ತಿದ್ದಾಳೆ ಅಂತ ನಾನು ಖಂಡಿತ ಹೇಳಬಲ್ಲೆ. ನೋಡಿ ಅರ್ಪಿತಾ ಅವರೇ, ಇವತ್ತು ಮಹಿಳೆ ಸಾಧನೆಯ ಎದೆ ತಟ್ಟಿ, ಮೌಢ್ಯಗಳ ಹೊಡೆದಟ್ಟಿ, ಪ್ರತಿಭೆ ಕೌಶಲ್ಯಗಳ ಕದ ತಟ್ಟಿ ದಾಪುಗಾಲುಡ್ತಾ ಹೊರಟಿದ್ದಾಳೆ. ಮುಗಿಲನ್ನು ಮುಟ್ಟಿದ್ದಾಳೆ. ಕೃಷಿ ವಿಜ್ಞಾನ ವಿಶ್ವವಿದ್ಯಾನಿಲಯಗಳ ಕದವನ್ನು ತಟ್ಟಿದ್ದಾಳೆ.
0: ಹೌದು,
2: ಹೊಸ ದಿಸೆಯಲ್ಲಿ ಹೊಸ ಮನ್ವಂತರದ ದೆಡೆಗೆ ಒಂದು ಪ್ರಗತಿಯ ಪಥದೆಡೆಗೆ ಅವಳು ದಾಪುಗಾಲನ್ನು ಇಡ್ತಾ ಇದ್ದಾಳೆ. ಆದರೆ ನೀವೊಂದು ಅತ್ಯಂತ ಕ್ಲಿಷ್ಟಕರವಾದ ಅರ್ಥೈಸುವ ಭಾವದಲ್ಲಿ ನಮಗೊಂದು ಪ್ರಶ್ನೆಯನ್ನು ಕೇಳಿದ್ದೀರಿ. ಅದು ಬಾಹ್ಯ ಅಂದರೆ ಹೊರಗಿನ ಸ್ವಾತಂತ್ರ್ಯ, ಆಂತರಿಕ
0: ಸ್ವಾತಂತ್ರ್ಯ.
2: ಖಂಡಿತ. ನೋಡಿ, ಇದು ಒಂದು ನನಗನ್ಸೋದು, ಇದು ಬಲು ತೀಕ್ಷ್ಣ ಮತ್ತು ಕ್ಲಿಷ್ಟಕರವಾದ, ಮತ್ತು ಪ್ರತಿಯೊಬ್ಬ ಪ್ರಜೆ ವಿಶೇಷವಾಗಿ ಮಹಿಳೆ ಮನನ ಮಾಡಿಕೊಳ್ಳಬೇಕು ಅಂತ ನನ್ನ ಅನಿಸಿಕೆ. ಏಕೆಂದ್ರೆ ಸ್ವಾತಂತ್ರ್ಯ ಎಂಬುದು ಪ್ರತಿಯೊಬ್ಬ ಜೀವಿಗೂ ಹುಟ್ಟಿನಿಂದಲೇ ಪಡೆದುಕೊಂಡು ಬಂದಿರ್ತಾನೆ. ಆದರೆ ಈ ಸ್ವಾತಂತ್ರ್ಯದ ಹೆಸರಿನಲ್ಲಿ ಸ್ವೇಚ್ಛಾಚಾರ ಆಗಬಾರದು ಅಂತ ನಾನೀಗ ಈ ನಿಮ್ಮ FM ರೇಡಿಯೋ ಮೂಲಕ ಸಾದರಪಡಿಸಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮಹಿಳಾ ಸ್ವಾತಂತ್ರ್ಯದ ಕಲ್ಪನೆ ತೆಗೆದುಕೊಂಡ್ರೆ ಎಲ್ಲ ದೇಶಗಳಲ್ಲಿಯೂ ಮಹಿಳೆ ಕುರಿತು ಪ್ರೀತಿ ಇದೆ, ಪ್ರೇಮ ಇದೆ, ಅನುಕಂಪ ಇದೆ, ಅಭಿವೃದ್ಧಿ, ಜಗಳ, ವಿಚ್ಛೇದನೆ, ಕೊಲೆ, ಅತ್ಯಾಚಾರ ಹೀಗೆ ರಾಶಿ ರಾಶಿ ರಾಶಿ ಥರಗಳು ಹರಡಿಬಿಟ್ಟಿರುತ್ತೆ. ಆದರೆ ಅದನ್ನು ವ್ಯಕ್ತಪಡಿಸುವ ಭಾವನೆಗಳು ಬೇರೆ ಬೇರೆಯದಾಗಿರುತ್ತದೆ. ನೋಡಿ, ಇಲ್ಲಿ ನೀವು ಹೇಳಿದ ಹಾಗೆ ಮಹಿಳಾ ಸ್ವಾತಂತ್ರ್ಯದ ಬಗ್ಗೆ ನಾನು ಹೇಳಿಕೊಟ್ರೆ ಮಹಿಳೆ ಹುಟ್ಟು, ಬೆಳವಣಿಗೆ, ಆಕೆಯ ಬೌದ್ಧಿಕತೆ, ಮಾನಸಿಕತೆ, ಕೌಟುಂಬಿಕ ಸ್ಥಿತಿ, ಶಿಕ್ಷಣ, ರಾಜಕೀಯ, ಉದ್ಯೋಗ ಹೀಗೆ ನಾವು ವೇದ ಕಾಲದಿಂದ ತೆಗೆದುಕೊಂಡ್ರು ಅಂದರೆ ಪೌರಾಣಿಕ, ಐತಿಹಾಸಿಕ, ಆಧುನಿಕ ಹೀಗೆ ಎಲ್ಲ ಸ್ತರಗಳ ಮಹಿಳೆಯರ ಹಲವಾರು ಮಜಲುಗಳನ್ನು ಈ ಸ್ವಾತಂತ್ರ್ಯದ ಪರಿಧಿಯಲ್ಲಿ ತೆಗೆದುಕೊಂಡು ಬಂದರೆ ಅದು ಎಷ್ಟರ ಮಟ್ಟಿಗೆ ದಾಖಲಾಗಿದೆ ಅಥವಾ ಸಾಧನೆಯ ಪಥದಲ್ಲಿ ಸಾಗಿದೆ ಅಂತ ನಾವು ಒಂದು ಸಣ್ಣ ವಿಚಾರವನ್ನು ಮಾಡೋಣ. ಹಾಗಾದರೆ ಸ್ವಾತಂತ್ರ್ಯದ ಪರಿಧಿ ಎಷ್ಟರ ಮಟ್ಟಿಗೆ ಮೀಸಲಿಡಬೇಕು? ಈ ಪ್ರಶ್ನೆ ಕೇಳೋರು ಯಾರು? ಮಹಿಳೆಯೇ ಅಥವಾ ಕುಟುಂಬದವರೇ? ಹಾಗಾದರೆ ಇನ್ನೂ ಆಕೆಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲವೇ ಅಂದ ಒಂದು ಪ್ರಶ್ನೆ ಮತ್ತೆ ಎಕ್ಸ್ಲಾಮೆಟ್ರಿ ಆಶ್ಚರ್ಯ ಸೂಚಕವೂ ನಾವು ಹಾಕೋಬಹುದು.
0: ಅದು ಹಾಗೆ ಇದೆಯಾ ಅಥವಾ ಅದಕ್ಕೆ ಉತ್ತರ ಸಿಕ್ಕಿದೆಯಾ?
2: ಅದೇ ಸಿಗ್ತಾ ಇದೆ. ಯಾಕೆಂದ್ರೆ ಅದ್ರ ಮುಂದೆ ಬಹಳಷ್ಟು ಈಗ ನಮ್ಮ ಪ್ರಗತಿಯ ಪಥದೆಡೆಗೆ ಸಾಗಿದ್ದಾಳೆ ಮಹಿಳೆ ಅನ್ನಲ್ಲ, ಸಿಕ್ಕಿದೆ. ಇನ್ನೂ ಒಂದಷ್ಟು ಸಿಗಬೇಕಾದ ಹಂಬಲ ಪ್ರತಿಯೊಬ್ಬ ಮಹಿಳೆಯ ಒಳಗಿದೆ. ಹಾಗಾದ್ರೆ ಸ್ವಾತಂತ್ರ್ಯ ಸಿಕ್ಕಿದೆ, ಸಿಕ್ಕರೆ ಎಷ್ಟಿರಬೇಕು? ಇದು ಅಂದ್ರೆ ಇದೇ ಪ್ರಶ್ನೆ ನಾವು ಪುರುಷರಿಗೆ ಕೇಳಿದ್ರೆ ಪುರುಷ ಸಮಾಜ ಹಾಗಾದ್ರೆ ಇನ್ನೂ ಮಹಿಳೆಗೆ ಸ್ವಾತಂತ್ರ್ಯ ನೀಡಿಲ್ವಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಇಲ್ಲ, ನೀಡಿದಾರಾ? ನೀಡಿದ್ರೆ ಮಹಿಳೆಗೆ ಈ ಚೌಕಟ್ಟು ಹಾಕಿ ಹಿಡಿದಿಡುವ ಹಂಬಲ ಹಾಕಿದ್ದಾರಾ? ಅದು ಒಂದು ಪ್ರಶ್ನೆ ಬರುತ್ತೆ. ಹೀಗೆ ಪ್ರಶ್ನೆ ನಮ್ಮನ್ನ ಕಾಡ್ತಾ ಹೋಗುತ್ತೆ. ಈಗ ನೋಡಿ, ಈ ಮಹಿಳೆಗೆ ಇವೆಲ್ಲವನ್ನ ಬದಿಗಿಟ್ಬಿಟ್ಟು ಮಹಿಳೆ ಮತ್ತೆ ಪುರುಷ ಈ ಸ್ವಾತಂತ್ರ್ಯದ ಸಮಾನತೆಯ ಹಾದಿಯಲ್ಲಿ ನಾವು ಹೀಗೆ ವಿಷಯವನ್ನು ತೆಗೆದುಕೊಂಡು ಹೋದ್ರೆ ಪುರುಷರನ್ನ ಹಿಂದಿಟ್ಟು ದಾಪುಗಾಲಿಟ್ಟ ಪ್ರಗತಿಯ ಪಥದೆಡೆಗೆ ಹೊರಟಿರುವ ಮಹಿಳೆ ಇಂದು ಭುವಿಯಿಂದ ಹಿಡಿದು ಅಂತರಿಕ್ಷದವರೆಗಿನ ಎಲ್ಲ ಕ್ಷೇತ್ರದಲ್ಲೂ ಹಿರಿಮೆಯನ್ನಂತೂ ಸಾಧಿಸಿದ್ದಾಳೆ. ಆದರೆ ಹೀಗೆ ಮುಗಿಲೆತ್ತರಕ್ಕೆ ಹೋದ ಮಹಿಳೆಯರ ಸಂಖ್ಯೆ ಎಷ್ಟಿದೆ? ಇದು ನನ್ನ ಆಂತರಿಕ ಮನದಾಳದೊಳಗೆ ನನಗೊಂದು ಪ್ರಶ್ನೆ ಇದೆ. ಅಲ್ಲೊಂದು ಇಲ್ಲೊಂದು ಕೇಳಿ ಬರ್ತಾ ಇದೆ, ಅದು ಒಂದೊಂದು ಉದಾಹರಣೆಗಳು ಸಿಗ್ತಾ ಇದೆ. ಪುಟಗಳನ್ನು, ಚರಿತ್ರೆಯ ಪುಟಗಳನ್ನು, ಇತಿಹಾಸದ ಪುಟಗಳನ್ನು ಅಥವಾ ದಾಖಲೆಯ ದೃಷ್ಟಿಯಲ್ಲಿ ತೆಗೆದುಕೊಂಡ್ರೆ ಆ ಸಾಧನೆಯ ಪಥದಲ್ಲಿ ಸಾಧನೆ ಮಾಡಿ ದಾಖಲಾದ ಮಹಿಳೆಯರ ಸಂಖ್ಯೆ ಇವತ್ತಿಗೂ ಕ್ಷೀಣ ಸಂಖ್ಯೆಯಲ್ಲೇ ಇದೆ.
0: ಹೌದು
2: ಅಲ್ವಾ?
0: ಸೊ ಹಾಗಿದ್ರೆ ನೀವು ಹೇಳ್ತಾ ಇದ್ರೆ ಈಗ ಮಹಿಳೆಯರಿಗೆ ಸ್ವಾತಂತ್ರ್ಯ ಇದೆ, ಆದ್ರೆ ಒಂದು ಚೌಕಟ್ಟಿದೆ. ಎಲ್ಲಾ ಮಹಿಳೆಗೂ ಕಂಪ್ಲೀಟ್ ಆಗಿ ಸ್ವಾತಂತ್ರ್ಯ ಸಿಗ್ತಾ ಇಲ್ಲ, ಒಂದು ಚೌಕಟ್ಟಿನೊಳಗೆ ಆ ಸ್ವಾತಂತ್ರ್ಯ ಇದೆ.
2: ಯಾಕಂದ್ರೆ ನಾನು ಹುಟ್ಟುವಾಗ ಸ್ವತಂತ್ರ, ಹುಟ್ಟಿದ ನಂತರ ನಾನು ಸ್ವಾತಂತ್ರ್ಯ ಅನ್ನುವ ಸ್ವೇಚ್ಛಾಚಾರವನ್ನು ನಾನು ಮಾಡ್ಕೊಳ್ಬಾರ್ದು. ನಾನು ಹುಟ್ಟುವಾಗ ಯಾವ ಮನೆಯಲ್ಲಿ, ಯಾವ ತಾಯಿಯ ಗರ್ಭದಲ್ಲಿ, ಯಾವ ಕುಟುಂಬದಲ್ಲಿ ಮಗುವಾಗಿ ಜನಿಸ್ತೀನಿ ಅಂತ ನನಗೆ ಖಂಡಿತ ಅರಿವಿರೋದಿಲ್ಲ. ನಾನು ಹುಟ್ಟಿದ ನಂತರ ನನ್ನ ಬದುಕಿನ ಪರಿಸ್ಥಿತಿಗಳು ಅಥವಾ ನನ್ನ ಬದುಕಿನ ಪಯಣ ಹೆಜ್ಜೆ ಅದು ಸ್ವೇಚ್ಛಾಚಾರ ಆಗಬಾರ್ದು. ಆಗ ನಾನು ಸ್ವಾತಂತ್ರ್ಯನಲ್ಲ. ಎಲ್ಲರೂ ಅಷ್ಟೇ. ನನ್ನ ಅಭಿಪ್ರಾಯದಲ್ಲಿ ಹುಟ್ಟಿದ ನಂತರ ಸಮಾಜದಲ್ಲಿ ಒಂದು ಕಟ್ಟುಪಾಡಿರುತ್ತೆ. ಆ ಕಟ್ಟುಪಾಡಿನ ಒಂದು ಚೌಕಟ್ಟಿನೊಳಗೆ, ಆ ಫ್ರೇಮಿನಲ್ಲಿ ಬದುಕುವಂತಹ ಮಾನಸಿಕತೆ ಪ್ರತಿಯೊಬ್ಬ ಪ್ರಜೆ, ಮಹಿಳೆ ಆಗಿರ್ಬೋದು, ಪ್ರತಿಯೊಬ್ಬ ಮಕ್ಕಳಿರಬಹುದು, ಎಲ್ಲರೂ ಕೂಡ ಅದನ್ನು ಗಳಿಸಿಕೊಂಡ್ರೆ ಈ ಸಮಾಜ, ಕುಟುಂಬ, ದೇಶ ಖಂಡಿತ ಸುಭಿಕ್ಷ ಆಗಿ ಮುನ್ನಡೆಯುತ್ತೆ. ನೀವು ಈ ಹಮ್ಮಿಕೊಂಡಿರುವ ಈ ಸಂವಾದದ ಅರ್ಥದ ಅನಾವರಣ ಖಂಡಿತ ಆಗ್ತದೆ.
0: ತುಂಬಾ ಒಳ್ಳೆ ಉತ್ತರವನ್ನ ಕೊಟ್ರಿ, ಹಾಗೆ ಕವಿತೆಯ ಮುಖಾಂತರ ಸಾಕಷ್ಟು ವಿಚಾರವನ್ನ ಕೂಡ ನಮ್ಮೊಟ್ಟಿಗೆ ಹಂಚ್ಕೊಂಡ್ರಿ. ಹಾಗೆ ವಿನೋದ ಕುಮಾರಿ ಅವರೇ, ಈಗ ನಿಮಗೊಂದು ಪ್ರಶ್ನೆ ಇದೆ. ಏನಪ್ಪಾ ಅಂದ್ರೆ, ಕುಟುಂಬ ಹಾಗೆ ಸಮಾಜದಲ್ಲಿ ಮಹಿಳೆಯರು ತಗೊಳ್ಳುವಂತಹ ಸ್ವಯಂ ನಿರ್ಧಾರ ಅಂದ್ರೆ, ಈಗ ಸಿಚುವೇಶನ್ ಹೇಗೆ ಇದ್ರು ಕೂಡ ಮಹಿಳೆ ಒಂದು ನಿರ್ಧಾರವನ್ನು ತಗೊಂತಾಳೆ ಅಂತ ಹೇಳಿದ್ರೆ ಅವಳ ಅಧಿಕಾರ ಹೇಗಿದೆ, ಮಹಿಳೆಯ ನಿರ್ಧಾರದ ಸ್ವಾತಂತ್ರ್ಯ ಹೇಗಿದೆ ಮೇಡಮ್?
1: ನಿಮ್ಮ ಪ್ರಶ್ನೆಗೆ ಉತ್ತರಕ್ಕೂ ಮೊದಲು, ಈ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿದಂತಹ ವೀರ ಯೋಧರಿಗೆ ಮೊಟ್ಟ ಮೊದಲನೆಯದಾಗಿ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ನಾಡಿನ ಸಮಸ್ತ ಜನತೆಗೆ 80th ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಶಿವಮೊಗ್ಗ ರೇಡಿಯೋ FM ಬಾನುಲಿ ಕೇಳುಗರಿಗೂ ಮತ್ತು ರೇಡಿಯೋ ಸಿಬ್ಬಂದಿ ವರ್ಗದವರಿಗೂ ಕೂಡ 80th ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನು ಹೇಳ್ತಾ ನಿಮ್ಮ ಪ್ರಶ್ನೆಗೆ ಈಗ ಬರ್ತೀನಿ ನಾನು.
0: ಎಸ್ ಮೇಡಮ್, ದಯಮಾಡಿ ಹೇಳಿ.
1: ಕುಟುಂಬ ಅಂತ ಬಂದಾಗ ಇಲ್ಲಿ ಮಹಿಳೆಯ ಪಾತ್ರ
0: ಬಹಳಷ್ಟಿದೆ. ಹೌದು,
1: ಮಹಿಳೆ ಶಿಕ್ಷಣ ಮತ್ತು ಉದ್ಯೋಗ ಹಕ್ಕು ದೊರೆತ ಮೇಲೆ ಕುಟುಂಬದ ಪ್ರಮುಖ ನಿರ್ಧಾರಗಳಲ್ಲಿ ಭಾಗಿಯಾಗುತ್ತಿದ್ದಾರೆ. ಮಕ್ಕಳ ಶಿಕ್ಷಣ ಅಂತ ಬಂದಾಗ ಮಹಿಳೆ ನೋಡಿ, ಅವಳು ಮೊದಲು ಕುಟುಂಬದಲ್ಲಿ ಮಕ್ಕಳ ಶಿಕ್ಷಣದ ಬಗ್ಗೆ ಅವಳು ಯೋಚನೆ ಮಾಡಬೇಕಾಗುತ್ತೆ. ಮಕ್ಕಳು ಬೆಳಗ್ಗೆ ಶಾಲೆಗೆ ಹೊರಟಾಗ ಅವರನ್ನು ರೆಡಿ ಮಾಡಬೇಕು, ಮತ್ತು ಅವರನ್ನು ಶಾಲೆಗೆ ಕಳಿಸ್ಬೇಕು. ನಂತರ ಮನೆಯಲ್ಲಿ ಎಲ್ಲರ ಯೋಗಕ್ಷೇಮವನ್ನು ಅವಳು ವಿಚಾರಿಸ್ಕೋಬೇಕು.
0: ಹೌದು,
1: ನಂತರ ಅವಳು ಕೂಡ ಡ್ಯೂಟಿಗೆ ಹೋಗೋದಾದರೆ ಡ್ಯೂಟಿಗೆ ಹೊರಡಬೇಕು, ಮತ್ತು ಸಂಜೆ ಬಂದ ತಕ್ಷಣ ಮನೆಯಲ್ಲಿ ಮಕ್ಕಳ ಶಿಕ್ಷಣದ ಬಗ್ಗೆ
0: ಗಮನ
1: ಹರಿಸ್ಬೇಕಾಗತ್ತೆ. ಓಕೆ, ಮತ್ತೆ ಇನ್ನೊಂದು ಅಂಶ ಅಂದರೆ ವಿವಾಹ ಮತ್ತು ಸಂಗಾತಿ ಆಯ್ಕೆ. ವೈಯಕ್ತಿಕ ಸ್ವಾತಂತ್ರ್ಯದ ದೃಷ್ಟಿಯಿಂದ ಇದು ಒಂದು ಪ್ರಮುಖ ಅಂಶ. ನಗರ ಪ್ರದೇಶಗಳಲ್ಲಿ ಈಗೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಮಕ್ಕಳು ಎಲ್ಲಿ ಇಷ್ಟಪಡ್ತಾರೋ ಅಲ್ಲಿ ಮದುವೆಯನ್ನು ಮಾಡ್ತಾ ಇದ್ದಾರೆ.
0: ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಅದರದೇ ಆದ ಕಟ್ಟುಪಾಡುಗಳಿದ್ದಾವೆ.
1: ದೈಹಿಕ ಮತ್ತು ಸಂತಾನೋತ್ಪತ್ತಿ ಹಕ್ಕುಗಳು, ಅವಳು ಮದುವೆ ಆದಮೇಲೆ ಮಗು ಯಾವಾಗ ಪಡಿಬೇಕು, ಎಷ್ಟು ಮಕ್ಕಳನ್ನು ನಾನು ಪಡಿಬೇಕು ಅನ್ನುವಲ್ಲಿ ಅವಳಿಗೆ ಸ್ವತಂತ್ರ ಸಿಗ್ತಾ ಇಲ್ಲ. ಯಾಕೆಂದರೆ ಒಂದೇ ಮಗು ಸಾಕು ಅಂತ ಅವಳು ಹೇಳಿದರೂ ಕೂಡ ಮನೆಯಲ್ಲಿ ಹಿರಿಯವರು ಇನ್ನೂ ನೀನು ಮಾಡ್ಕೋಬೇಕು, ಗಂಡು ಮಗು ಬೇಕು, ಹಾಗೆ ಹೀಗೆ ಅಂತಕ್ಕಂತಹ ಒಂದು ನಿರ್ಧಾರ ಕೂಡ ಇಂದಿಗೂ ಕೂಡ ಅವಳ ಮೇಲೆ ಇದೆ.
0: ಹೌದು. ಸೊ ನಿಮ್ಮ ಪ್ರಕಾರ ಈಗ ಆರ್ಥಿಕವಾಗಿ ಸ್ವಾತಂತ್ರ್ಯ ಅಂದ್ರೆ ಕುಟುಂಬದಲ್ಲಿ ಮಹಿಳೆ ತನ್ನ ಸ್ವಾತಂತ್ರ್ಯನ ಅಷ್ಟಾಗಿ ತಗೊಳಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಖಂಡಿತ. ಸೊ ಕೇಳಿಸ್ಕೊಳ್ತಾ ಇದ್ರಲ್ಲ ಕೇಳುಗರೆ, ಈಗ ಮಹಿಳೆಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಒಂದು ಕಡೆ ಖುಷಿ ಪಡೋದಾದ್ರೆ ಮತ್ತೊಂದು ಕಡೆ ತನ್ನದೇ ಆದಂತಹ ಚೌಕಟ್ಟು ಇರುತ್ತೆ, ಆ ಚೌಕಟ್ಟನ್ನ ಮೀರೋಕ ಆಗ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ನಮ್ಮೆಲ್ಲರನ್ನ ಕಾಡುತ್ತೆ, ಹಾಗೆ ಬೇಸರ ಕೂಡ ತರಿಸುವಂಥದ್ದು. ಹೀಗಿರುವಾಗ ಇನ್ನೊಂದು ಪ್ರಶ್ನೆ ಇದೆ ರಂಜಿನಿ ದತ್ತಾತ್ರೆಯವರು ನಿಮ್ಗೆ, ಏನಪ್ಪಾ ಅಂತ ಹೇಳಿದ್ರೆ ಶಿಕ್ಷಣ ಹಾಗೆ ಉದ್ಯೋಗದಲ್ಲಿ ಸಮಾನತೆ ಸಿಕ್ಕರೆ ಮಹಿಳೆಯರಿಗೆ ಸ್ವಾತಂತ್ರ್ಯ ಪೂರ್ಣಗೊಳ್ಳುತ್ತಾ?
3: ಇದು ಕೂಡ ಒಂದು ಗಂಭೀರವಾದಂತಹ ಪ್ರಶ್ನೆಯೇ. ನೋಡಿ, ಮಹಿಳೆ ನೆಲವಾಗಿದ್ದಾಳೆ, ಜಲವಾಗಿದ್ದಾಳೆ, ಹಸಿರಾಗಿದ್ದಾಳೆ, ಹೆಸರಾಗಿದ್ದಾಳೆ, ಉಸಿರೂ ಆಗಿದ್ದಾಳೆ.
0: ಹೌದು.
3: ಸಂಕಟ ಸಂತಸ ಸಂಭ್ರಮಗಳಲ್ಲಿ ಏಕೋಭಾವದಿ ನಿಂದಿದ್ದಾಳೆ, ಅಸುರಿ ಶಕ್ತಿಗಳ ಜಯಿಸುತ್ತ ಸಾಗಿ ಬಂದಿದ್ದಾಳೆ, ಕರ್ತೃತ್ವದಲ್ಲಿ ಮಾತೃತ್ವದಲ್ಲಿ ಮಾನ್ಯತೆಯನ್ನು ಪಡೆದಿದ್ದಾಳೆ. ಇಂತಹ ಮಹಿಳೆ ಈಗ ಇವತ್ತು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಸಮಾನತೆ ಸಿಕ್ಕರೆ ಅವಳು ಸ್ವಾತಂತ್ರ್ಯ ಸಂಪೂರ್ಣಗೊಳ್ಬಿಡುತ್ತಾ
0: ಅನ್ನೋ ಪ್ರಶ್ನೆ
3: ಕಾಡ್ತಾ ಇರುತ್ತೆ. ಯಾಕಂದ್ರೆ ಇದಕ್ಕೆ ಮುಂಚೆ ನಾವೊಂದು ಇನ್ನೊಂದು ವಿಚಾರವನ್ನ ಚರ್ಚೆ ಮಾಡೋಣ, ಅದು ಒಂದು ಕೌಟುಂಬಿಕ ಸ್ವಾತಂತ್ರ್ಯದತ್ತ ಬರೋಣ. ನೋಡಿ, ಇಲ್ಲಿ ಮಹಿಳೆ ಸ್ವಾತಂತ್ರ್ಯ ಚರ್ಚೆ ಮಾಡೋಕ್ಕೆ ಮುಂಚೆ ನಮ್ಮದು ವಿಶೇಷವಾದಂತಹ ಮಾನಸಿಕತೆ ಇರುವಂತಹ ಕೌಟುಂಬಿಕ ಪದ್ಧತಿ ಅಂದರೆ ಕೌಟುಂಬಿಕ ಪರಿಸರ ಮತ್ತು ಮನೋಭಾವದಲ್ಲಿ ಪಾಶ್ಚಾತ್ಯ ಸಂಸ್ಕೃತಿಗಿಂತ ನಮ್ಮ ಭಾರತೀಯ ಸಂಸ್ಕೃತಿ ತುಂಬ ವಿಭಿನ್ನವಾಗಿದೆ.
0: ಹೌದು.
3: ಯಾಕೆಂದರೆ ಕುಟುಂಬ ಸುಮಾರು ಮಿನಿಮಮ್ 3 ತಲೆಮಾರುಗಳನ್ನು ಒಳಗೊಂಡಿರುತ್ತೆ. ಅಜ್ಜ ಅಜ್ಜಿ ಇರ್ತಾರೆ, ಅಪ್ಪ ಅಮ್ಮ, ಮಕ್ಕಳು, ಮೊಮ್ಮಕ್ಕಳು. ಈ ಸ್ತರದಲ್ಲಿ ಪ್ರಪಂಚದಾದ್ಯಂತ ಇದ್ದರೂ ಕೂಡ ನಮ್ಮಲ್ಲಿರುವಂತಹ ಆ ಅನುಬಂಧದ ಹೊರತೆ ಇದೆಯಲ್ಲ, ಅದನ್ನು ನಾವು ಅವಿಭಕ್ತ ವಿಭಕ್ತ ಕುಟುಂಬಗಳ ಮೂಲಕ ಕಟ್ಟಿಕೊಡ್ತಾ ಬಂದಿದ್ದೀವಿ.
0: ಓಕೆ.
3: ಇವತ್ತು ನೀವು ಕೇಳಿದ ಪ್ರಶ್ನೆ ಇದಕ್ಕೆ ಪೂರಕವಾಗಿ ನಾವು ಹೋಗೋಣ. ಯಾಕಂದರೆ ಅವಳ
0: ಶಿಕ್ಷಣ
3: ಉದ್ಯೋಗ ಸಮಾನತೆ ಸಿಕ್ಬಿಟ್ರೆ ಆಗತ್ತಾ? ನೋಡಿ, ಶಿಕ್ಷಣ ಪ್ರತಿಯೊಬ್ಬ ಪ್ರತಿಯೊಬ್ಬರಿಗೂ ಶಿಕ್ಷಣ
0: ಅತ್ಯಮೂಲ್ಯ,
3: ಖಂಡಿತ ಆಗಬೇಕು. ಯಾವ ದೇಶದಲ್ಲಿ ಶೈಕ್ಷಣಿಕ ವ್ಯವಸ್ಥೆ, ಶಿಕ್ಷಣದ ಪಾತ್ರ ಪ್ರಬುದ್ಧವಾಗಿ ಅಥವಾ ಎಲ್ಲ ಸ್ತರದಲ್ಲಿರುತ್ತೆ ಅಂದರೆ ಸರಿಯಾದ ಶಿಕ್ಷಣ ಮಹಿಳೆಯನ್ನು ಸ್ವಾವಲಂಬಿಯಾಗಿ ಮಾಡ್ತದೆ.
0: ಓಕೆ,
3: ಈಗ ಶತಮಾನಗಳ ಪರಾವಲಂಬಿತನದಿಂದ ಪಾರಾಗಲಿಕ್ಕೆ ನಮಗೆ ಇರುವಂತಹ ಏಕೈಕ ಮಾರ್ಗ ಅಂದರೆ ಶಿಕ್ಷಣದ ವ್ಯವಸ್ಥೆ.
0: ಹೌದು,
3: ಹಾಗಾಗಿ ಇದು ಸಾಹಿತ್ಯ, ಸಂಸ್ಕೃತಿ ಮತ್ತು ಸಾಮಾಜಿಕ ಧಾತುಗಳು, ಕೌಟುಂಬಿಕ ಸ್ತರಗಳು, ಪ್ರತಿಯೊಂದು ಚಲನ ಸ್ತರಕ್ಕೆ ಶಿಕ್ಷಣ ಬೇಕು. ಆದರೆ ಈ ದಿಸೆಯಲ್ಲಿ ನಾವೊಂದು ಸೂಕ್ಷ್ಮವಾಗಿ ವಿಚಾರ ಮಾಡಬೇಕಂದ್ರೆ ಶಿಕ್ಷಣ ಪಡೆದಂಥವರೇ, ಸಾಕ್ಷರರು ಆದಂಥವರೇ ರಾಕ್ಷಸರು ಯಾಕಾಗ್ತಾ ಇದ್ದಾರೆ? ಎಲ್ಲಿಯ ಮಾನಸಿಕತೆ, ಯಾಕೆ ವಿವೇಚನೆ ಇಲ್ಲದಂತಹ ಮಾನಸಿಕತೆಗೆ ಶಿಕ್ಷಣ ಪಡೆದಂಥವರು ಯಾಕೆ ಹೋಗ್ತಾ ಇದ್ದಾರೆ? ಸಿವಿಕ್ಸ್ ಓದಿದಂತಹ ನಾವು ಸಿವಿಕ್ ಸೆನ್ಸ್ ಇಲ್ಲದೆ ಕಂಡಲ್ಲಿ ಎಂದು ಗ್ಲಾಸ್ಗಳನ್ನು ಹೊಡಿತಾ ಇದ್ದೀವಿ, ಬಸ್ಸುಗಳ ಗಾಜುಗಳನ್ನು ಹೊಡಿತಾ ಇರ್ತೀವಿ. ಅಂದರೆ ನಮ್ಮಲ್ಲಿರುವ ಆಕ್ರೋಶ ಶಿಕ್ಷಣ ಪಡೆದಂತಹ, ನೀವು ನೋಡಿ ವೈದ್ಯಕೀಯ ರಂಗದಲ್ಲಿರೋರು, ಎಂಥದ್ದು ತಾಂತ್ರಿಕ ಇಂಜಿನಿಯರ್ಸ್, ಡಾಕ್ಟರ್ಸ್, ದೊಡ್ಡ ದೊಡ್ಡ ಮೇಧಾವಿ ಪಡೆದಂತಹ, ಮೇಧಾವಿತನ ಪಡೆದಂತಹ ಎಲ್ಲ ಸ್ಕಾಲರ್ಸ್ ಮಕ್ಕಳು ಆ ರೀತಿಯ ಶಿಕ್ಷಣ ವ್ಯವಸ್ಥೆಯ ಅಡಿಯಲ್ಲಿ ಬಂದರೂ ಈ ದಾರುಣವಾದಂತಹ ವ್ಯವಸ್ಥೆಗೆ ಹೋಗ್ತಾರೆ ಅಂದರೆ ಶೈಕ್ಷಣಿಕ ವಿಚಾರದಲ್ಲಿ ಶಿಕ್ಷಣದ ವ್ಯವಸ್ಥೆಯೊಂದಿಗೆ ತಾಯಿ ಕೌಟುಂಬಿಕ ಸ್ತರದಲ್ಲಿ ತನ್ನ ಮಕ್ಕಳಿಗೆ ಬೇಕಾದಂತಹ ಮೂಲ ಪರಿಕಲ್ಪನೆ ಶಿಕ್ಷಣವನ್ನು ಕೊಡುವುದರಲ್ಲಿ ಅವಳು ವಂಚಿತ ಮಾಡ್ತಾ ಇದ್ದಾಳೆ ಆ ಮಕ್ಕಳನ್ನು ಅಂತ. ಯಾಕೆಂದರೆ ಮೋದಿಯವರು ಕೂಡ ಅವರು ಮೊನ್ನೆ ನಡೆದಂತಹ ಒಂದು ಘಟನೆಯನ್ನು ಆಧಾರವಾಗಿಟ್ಕೊಂಡು ಭಾವುಕರಾಗಿ ನೋಡಿದ್ರು. ನಮ್ಮ ಮಕ್ಕಳು ಈ ರೀತಿಯ ಮಾನಸಿಕತೆಗೆ ಹೋಗಿದ್ದಾರೆಂದರೆ ಕೌಟುಂಬಿಕ ವ್ಯವಸ್ಥೆಯಿಂದ ನಾವು ಮಕ್ಕಳಿಗೆ ಮೂಲ ಕುಟುಂಬದ ವ್ಯವಸ್ಥೆಯಲ್ಲಿ ಮಾತೆ ಮಕ್ಕಳಿಗೆ ಕೊಡುವ ಶಿಕ್ಷಣದಿಂದ ಆ ಮಕ್ಕಳನ್ನು ವಂಚಿತಗೊಳಿಸ್ತಿದ್ದಾಳೆ ಅಂತ. ಇದು ಗಂಭೀರವಾಗಿ ಪ್ರತಿಯೊಂದು ಕುಟುಂಬ ಕೂಡ ಆಲೋಚನೆ ಮಾಡಬೇಕು. ಈ ಮಾತನ್ನು ಹೇಳ್ತಾ ಇದ್ದರೆ ನನಗೆ ರೋಮಗಳು ನಿಮಿರ್ತಾ ಇದೆ. ಯಾಕಂದರೆ ನಾನಿರ್ಬೋದು, ನೀವಿರ್ಬೋದು, ಈಗ ಕೇಳುತ್ತಿರುವ ಸಮಸ್ತ ತಾಯಂದಿರ್ಬೋದು, ಇಷ್ಟೊಂದು ಅವರಿಗೆ ಈ ಸಮಾಜದ ಬಗ್ಗೆ ಆದ್ರತೆ, ಕುಟುಂಬದ ಮೌಲ್ಯಗಳ ಬಗ್ಗೆ, ಕುಟುಂಬದ ಹಿರಿಯರ ಬಗ್ಗೆ, ಕುಟುಂಬದಲ್ಲಿ ಆಚರಿಸುವ ಸಂಪ್ರದಾಯಗಳು, ಹಬ್ಬ ಹರಿದಿನಗಳು, ರಾಷ್ಟ್ರೀಯ ಹಬ್ಬಗಳು ಎಲ್ಲವೂ ಯಾಕೆ ಮಾಡ್ತಾರೆ ಅಂತಂದರೆ ಸಮಾಜ ಸಂತುಲಿತವಾಗಿರಬೇಕು. ನಾನಷ್ಟೇ ಅಲ್ಲ, ನನ್ನ ಕುಟುಂಬ ಅಷ್ಟೇ ಅಲ್ಲ, ನನ್ನಿಂದ ಸಮಾಜ ಸಂತುಲಿತವಾಗಿರಬೇಕು ಅಂತ ಬಹಳಷ್ಟು ಕೆಲಸವನ್ನ ಮಾಡಿದ್ದಾರೆ.
0: ಹಾಗಿದ್ರೆ ಮೇಡಮ್, ಈಗ ನಾವು ಮಾತಾಡ್ತಾ ಇರೋದು ಮುಖ್ಯವಾಗಿ ಈಗ ಮಹಿಳೆಯರಿಗೆ ಸ್ವಾತಂತ್ರ್ಯ ಸಿಗ್ಬೇಕು ಅಂದ್ರೆ ಉದ್ಯೋಗ ಜೊತೆಗೆ ಅವರಿಗೆ ಒಂದು ಶಿಕ್ಷಣ ಕೊಟ್ರೆ ಸಾಕ ಅಂತ.
3: ಮಹಿಳೆಯನ್ನ ಅದೇ ಶಿಕ್ಷಣ ಅಷ್ಟೇ, ಸಾಕ್ಷರತೆಯ ಜೊತೆಗೆ ನಿಜವಾದ ಶಿಕ್ಷಣದ ಕಲ್ಪನೆ ನಾವು ಮಹಿಳೆ ಪಡೆದುಕೊಳ್ಬೇಕು. ನೋಡಿ, ಮಹಿಳೆಯನ್ನು ಮುಖ್ಯವಾಗಿ ಎರಡು ವರ್ಗವಾಗಿ ನೋಡ್ತೀವಿ, ಒಂದು ಗ್ರಾಮೀಣ ಮಹಿಳೆ, ಇನ್ನೊಂದು ನಗರ ಪ್ರದೇಶದ ಮಹಿಳೆ.
0: ಓಕೆ,
3: ಆಯ್ತಾ? ಇದರಲ್ಲಿ ನೋಡಿ, ಇವರಿಬ್ಬರಲ್ಲಿ ವ್ಯತ್ಯಾಸ ಇದೆ. ಶಿಕ್ಷಣದ ಮಟ್ಟ ಮತ್ತು ಕುಟುಂಬದ ಪರಿಸರಕ್ಕೆ ಅನುಸರಿಸಿ ಜೀವನವನ್ನು ನೋಡುವ, ಅನುಭವಿಸುವ ಮಾನಸಿಕತೆ ಇಬ್ಬರಲ್ಲೂ ಕೂಡ ಕೊಂಚ ವ್ಯತ್ಯಾಸ ಇರ್ತದೆ. ಅಂದರೆ ಒಂದು ಪ್ರಸ್ತುತ ಸನ್ನಿವೇಶದಲ್ಲಿ ಗಂಡು ಮಕ್ಕಳಂತೆ ನಗರ ಮತ್ತು ಗ್ರಾಮದ ಹೆಣ್ಣು ಮಕ್ಕಳು ಇವತ್ತು ಹೆಚ್ಚಿನ ಮಟ್ಟದ ಶಿಕ್ಷಣವನ್ನು ಪಡಿತಿದ್ದಾರೆ.
0: ಹೌದು,
3: ಅಂದರೆ ಎಲ್ಲರೂ ನಗರದತ್ತ ಮುಖ ಮಾಡ್ತಾ ಇದ್ದಾರೆ. ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಮಕ್ಕಳು ನೀವು ಹೇಳಿದ ಹಾಗೆ ಉದ್ಯೋಗ ಅಂದರೆ ನೌಕರಿಗೆ ಸೇರಿ ನಾವು ಸ್ವತಂತ್ರವಾಗಿ ಜೀವಿಸಬೇಕು ಅನ್ನುವ ಕಲ್ಪನೆಯಲ್ಲಿ ವಿಹರಿಸ್ತಾ ಇದ್ದಾರೆ, ವಿಹಾರದತ್ತ ಪಯಣಿಸಿದ್ದಾರೆ. ಗಂಡನಿಗೆ ಸರಿಸಮನಾಗಿ ಸಮಾಜದಲ್ಲಿ ಇರಬೇಕು ಅಂತ ಬಯಸ್ತಾ ಇದ್ದಾರೆ, ಮತ್ತು ಪುರುಷನಿಗಿಂತ ಎಲ್ಲ ರೀತಿಯ ಸ್ವಾತಂತ್ರ್ಯ ನಮಗೂ ಬೇಕು ಅಂತ ಇದ್ದಾರೆ. ಆಮೇಲೆ ಗಂಡಿನಂತೆಯೇ ನೌಕರಿಗೆ ಹೋಗಬೇಕು, ಉದ್ಯೋಗ ಮಾಡಿ ದುಡಿಬೇಕು, ಹಣ ಗಳಿಸಬೇಕು, ತನ್ನ ಇಚ್ಛೆಯಂತೆ ತಾನು ಹಣವನ್ನು ಖರ್ಚು ಮಾಡಬೇಕು, ಜೀವನ ನಡೆಸಬೇಕು. ಅಂದರೆ ಈ ರೀತಿಯ ಸ್ವಾತಂತ್ರ್ಯದ ಸೆಲೆಯಲ್ಲಿ ಅನೇಕ ಮಹಿಳೆ ಇವತ್ತು ಯೋಚಿಸ್ತಾ ಇದ್ದಾಳೆ ಅನಿಸುತ್ತೆ ತಾನೆ. ಅದ್ರ ಜೊತೆಗೆ ಆಕೆಗೆ ಇರಬೇಕು ಇವೆಲ್ಲ, ಪ್ರೀತಿಯ ಪತಿಯ ಬಗ್ಗೆ ಕಾಳಜಿ ಇರಬೇಕು, ಮಗುವಿನ ಲಾಲನೆ ಪಾಲನೆ ಬಗ್ಗೆ ಅವಳಿಗೆ ಆದ್ಯತೆ ಇರಬೇಕು. ಊಟ ತಿಂಡಿ ಹೋಟೆಲ್ ಇದೆಲ್ಲ ಇರುವಾಗ ಮನೆಯಲ್ಲಿ ಅಡುಗೆ ಮಾಡಬೇಕಾದ ಅಗತ್ಯ ಏನು ಅನ್ನುವ ಭಾವನೆ ಇವತ್ತು ಹಲವರಲ್ಲಿ ಕಾಣ್ತಾ ಇದೆ. ನಾನು ಯಾಕೆಂದರೆ ಹಲವಾರು ಸಂಘಟನೆಗಳಲ್ಲಿ ನಾನು ಕೈ ಜೋಡಿಸ್ಕೊಂಡು ನನಗೆ ಯಾವುದಾದ್ರೂ ಒಂದು ಸಣ್ಣದೊಂದು ರೈಲಲ್ಲಿದ್ದರೂ ನೋಡ್ತೀನಿ, ಬಸ್ಸಲ್ಲಿದ್ದರೂ ನೋಡ್ತೀನಿ, ಹೋಟ್ಲಲ್ಲಿದ್ದರೂ ನೋಡ್ತೀನಿ. ನಾನು ಮೇಡಮ್ ಅರ್ಪಿತಾ ಮೇಡಮ್ ಈ ವಿಚಾರಗಳನ್ನು ತುಂಬ ಕೂಲಂಕುಷವಾಗಿ ಮಾತಾಡ್ತಿರ್ತೀನಿ. ಒಂದೊಂದು ಸತಿ ಹೋಗಿ ಅವ್ರ ಹತ್ರ ಸಂವಹನನೂ ಮಾಡ್ತೀನಿ, ಯಾರಾದರೂ ನೀರು ಬಿಟ್ಟರೆ ನಾನೇ ಹೋಗಿ ನಿಲ್ಲಿಸ್ತೀನಿ, ಕಸ ಹಾಕ್ತಾ ಇದ್ರೆ ಯಾಕೆ ಹಾಕ್ತೀರಿ, ನಾನು ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡೋಳು ಹಾಕಬೇಡಿ ಅಂತ ಹೇಳ್ತೀರಿ. ಯಾಕಂದರೆ ಈ ಎಲ್ಲ ಶಿಕ್ಷಣವನ್ನು ನಾವು ಸಮಾಜಕ್ಕೆ ಕೊಡ್ತಾ ಹೋಗಬೇಕು, ಎಲ್ಲ ಮಹಿಳೆಯರಿಗೆ ಈ ಒಂದು ಸಂಗತಿಯ ಬಗ್ಗೆ ಅರಿವಿರಬೇಕು. ಈಗ ಓಕೆ,
0: ಸೊ ನೀವೀಗ ಹೇಳ್ತಾ ಇದ್ದೀರಾ ಶಿಕ್ಷಣ ಹಾಗೆ ಉದ್ಯೋಗದಲ್ಲಿ.
3: ಇನ್ನೊಂದು ನಾನು ಇಲ್ಬಿಟ್ಟೆ, ಇವತ್ತು ಏನ್ ಮಾಡ್ತಾ ಇದಾರೆ, ನೀವು ಉದ್ಯೋಗಕ್ಕೆ ಬಂದಿದ್ರಿಂದ ಮಕ್ಕಳನ್ನ ಪಾಲನೆಗೆ ಇವತ್ತು ಡೇ ಕೇರ್ ಸೆಂಟರ್ಗಳು ಜಾಸ್ತಿ ಆಗ್ಬಿಟ್ಟಿದೆ.
0: ಹೌದು,
3: ಮನೆಯ ಒಪ್ಪ ಓರಣ ಮತ್ತೆ ಮಾಡ್ಲಿಕ್ಕೆ ಹಾಗೆ ಒಬ್ಬರನ್ನ ಕೆಲ್ಸಕ್ಕೆ ಇಟ್ಕೊಳ್ತಾ ಇದ್ದಾರೆ. ಆಯ್ತು, ಇದೆಲ್ಲ ಒಂದು ಗ್ರಹಿಕೆಗೆ ನಾವು ತೆಗೆದುಕೊಂಡ್ರೂ ಕೂಡ ಉದ್ಯೋಗದಲ್ಲಿರುವ ಮಹಿಳೆ ಹಲವರು ಇವುಗಳನ್ನು ನಿಭಾಯಿಸುವಲ್ಲಿ ಒಂದಷ್ಟು ಜನ
0: ಸೋಲ್ತಾರೆ,
3: ಮೈ ಪರಿಚಿಕೊಳ್ಳಂಗಾಗತ್ತೆ. ಯಾಕಂದರೆ ಇಲ್ಲಿ ಅವಳಿಗೆ ಬಹಳಷ್ಟು ಒತ್ತಡ, ಕುಟುಂಬದ ಜವಾಬ್ದಾರಿಯನ್ನು ನಿರ್ವಹಿಸಿ ಕೆಲವರು ಸಮಾಜದಲ್ಲೂ ಕೂಡ ನನ್ನಂತೆ ಸಂಘಟನೆಗಳಲ್ಲಿ ತೊಡ್ಕೊಂಡಿರುವ ಮಹಿಳೆಯರು, ಅವಳು ಕುಟುಂಬ ಸಮಾಜ ಕಡೆಗೆ ತಾನು ಆರಿಸಿಕೊಂಡುವ ವೃತ್ತಿಪರತೆ ಇವೆಲ್ಲದಕ್ಕೂ ನ್ಯಾಯ ಕೊಡುವ ದಿಸಿನಲ್ಲಿ ಬಹಳಷ್ಟು ಹೋರಾಡ್ತಾ ಇದ್ದಾಳೆ. ಆ ಎಲ್ಲ ಮಹಿಳೆಯರಿಗೆ ನನ್ನದೊಂದು ಶ್ರದ್ಧೆಯ ಸಲಾಂ ಅಂತ ಹೇಳ್ತೀನಿ. ನಿಜವಾಗ್ಲೂ ಇವತ್ತು ಉದ್ಯೋಗದಲ್ಲಿ ಸಮಾನತೆ ಸಿಕ್ಕರೆ ಮಹಿಳೆ ಖಂಡಿತ ಸಂಪೂರ್ಣ ಸ್ವಾತಂತ್ರ್ಯ ಗಳಿಸ್ಕೊಳ್ತಾಳೆ, ಸಿಗ್ತಾ ಇದೆ, ಬೇಕಾದಷ್ಟು ಅವಕಾಶಗಳು ನಾನಂತೂ ನೋಡಿದ ಹಾಗೆ ಕೊಡ್ತಾ ಇದೆ. ಯಾಕೆಂದರೆ ಪುರುಷ ಸಮಾಜ ಅಥವಾ ಸಮಾಜ ನಮಗೆ ಮಹಿಳೆಯರಿಗೆ ಆದ್ಯತೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಆ ಗೌರವವನ್ನು ಕಾಪಾಡಿಕೊಳ್ಳುವ ಕೆಲಸ ನಮ್ಮಿಂದ ಆಗಬೇಕು. ನಮ್ಮ ನಡೆ ನುಡಿ ನಡೆಗಳು ಹೇಗಿರುತ್ತೆ ಸಮಾಜ ನನ್ನನ್ನು ಹಾಗೆ ಸ್ವೀಕರಿಸುತ್ತೆ.
0: ತುಂಬ ಚೆನ್ನಾಗಿ ಉತ್ತರವನ್ನು ನೀಡಿದ್ರಿ, ನಿಮ್ಮ ದೃಷ್ಟಿಕೋನ ತುಂಬ ಚೆನ್ನಾಗಿದೆ ಮೇಡಮ್. ಸೊ ಕೇಳಿಸ್ಕೊಳ್ತಾ ಇದ್ರಲ್ಲ, ರಂಜಿನಿ ದತ್ತಾತ್ರಿಯವ್ರ ಪ್ರಕಾರ ಈಗ ಮಹಿಳೆಯರಿಗೆ ಅಂದರೆ ಮಹಿಳಾ ಸ್ವಾತಂತ್ರ್ಯದಲ್ಲಿ ಶಿಕ್ಷಣ ಹಾಗೆ ಉದ್ಯೋಗ ಕೊಟ್ಟಾಗ ಬಹುಶಃ ಸ್ವಾತಂತ್ರ್ಯ ಸಿಗ್ಬೋದು, ಆದರೆ ಅದರದಂಥ ಜವಾಬ್ದಾರಿಗಳನ್ನು ಹೆಣ್ಣುಮಕ್ಕಳು ನಿಭಾಯಿಸೋದಕ್ಕೆ ತಯಾರಿರಬೇಕು.
3: ನನಗನ್ಸುತ್ತೆ ಅರ್ಪಿತಾ ಮೇಡಮ್,
0: ಹಾಂ,
3: ಈ ಟೀಚರು ನಮ್ಮ
0: ವಿನೋದ ಕುಮಾರಿ ಅವರು
3: ಏನು ಹೇಳ್ತಾರೆ ಕೇಳಿ.
0: ಖಂಡಿತ, ಸೊ ವಿನೋದ ಕುಮಾರಿ ಅವರೇ
3: ಜಾಸ್ತಿ ಅವರು ಈ ಕ್ಷೇತ್ರದಲ್ಲಿ ಇದ್ದಾರೆ.
0: ಹೌದು, ನಿಮ್ಮ ಪ್ರಕಾರ ವಿನೋದ ಕುಮಾರಿ ಅವರೇ, ಈಗ ಶಿಕ್ಷಣ ಮತ್ತೆ ಉದ್ಯೋಗ ಅನ್ನೋದು ಸಿಕ್ಕರೆ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಸಿಕ್ಕಾಗ, ನಿಮ್ದೇ ಮಾತಾಡಿ ಮೇಡಮ್.
1: ಅರ್ಪಿತಾ ಅವರೇ, ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಸಮಾನತೆ ಸಿಕ್ಕರೆ ಮಹಿಳೆಯರ ಸ್ವಾತಂತ್ರ್ಯ ಪೂರ್ಣಗೊಳ್ಳುತ್ತದೆಯೇ ಅಂತ ನಿಮ್ಮ ಪ್ರಶ್ನೆ.
0: ಹೌದು,
1: ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಸಮಾನತೆ ಸಿಕ್ಕರೆ ಮಹಿಳೆಯರ ಸ್ವಾತಂತ್ರ್ಯ ಪೂರ್ಣಗೊಳ್ಳುವುದಿಲ್ಲ. ಪೂರ್ಣ ಸ್ವಾತಂತ್ರ್ಯ ಸಿಗಬೇಕು ಅಂದರೆ ಹಲವು ರಂಗಗಳಲ್ಲಿ ಬದಲಾವಣೆಗಳು ಆಗಬೇಕಾಗಿದೆ.
0: ಓಕೆ,
1: ಮೊದಲನೇದಾಗಿ ಸಾಮಾಜಿಕ ಮತ್ತು ಮಾನಸಿಕತೆಯ ಬದಲಾವಣೆ, ಎರಡನೇದಾಗಿ ಆಕೆಯ ಸ್ವಾತಂತ್ರ್ಯ, ಫ್ರೀಡಮ್ ಆಫ್ ಚಾಯ್ಸ್. ಆಕೆಯ ಸ್ವಾತಂತ್ರ್ಯ ನಿರ್ಧಾರಕ್ಕೆ ಮೌಲ್ಯ ಸಿಕ್ಕಾಗ ಮಾತ್ರ ಆ ಒಂದು ಸಾಧ್ಯತೆಯನ್ನು ನಾವು ಕಾಣ್ಬೋದು.
0: ಓಕೆ,
1: ಮನೆಯೊಳಗಿನ ಸಮಾನತೆ, ಈಕ್ವೆಲ್ ಡಿವಿಷನ್ ಆಫ್ ಲೇಬರ್, ಸ್ವಾತಂತ್ರ್ಯ ಪೂರ್ಣಗೊಳ್ಳುತ್ತದೆ. ದೈಹಿಕ ಮತ್ತು ಮಾನಸಿಕ ಭದ್ರತೆ, ಸುರಕ್ಷಿತ ವಾತಾವರಣ ಇಲ್ಲದ ಸ್ವಾತಂತ್ರ್ಯ ಅಪೂರ್ಣ. ಇನ್ನೊಂದು ಮುಖ್ಯವಾದ ಅಂಶ ಅಂದರೆ ಆರ್ಥಿಕ ಸ್ವಾಯತ್ತತೆ, ಫೈನಾನ್ಷಿಯಲ್ ಆಟೋನಮಿ.
0: ಓಕೆ,
1: ಆಕೆಯ ಗಂಡ ಅಥವಾ ಆಕೆ ಕೆಲಸದ ಮೇಲಿದ್ದಾಳೆ ಅಂತಂದರೆ ಆಕೆಯ ಒಂದು ಸಂಬಳವನ್ನು ಅವರ ಅಪ್ಪ ಇಲ್ಲ ಅಂದರೆ ಅವ್ರ ಗಂಡನೇ ಅದನ್ನು ಡ್ರಾ ಮಾಡಬೇಕಾಗಿರುತ್ತೆ. ಅವಳಿಗೆ ಒಂದು ಡ್ರಾ ಮಾಡುವಂತಹ ಸಂಪೂರ್ಣ ಸ್ವಾತಂತ್ರ್ಯ ಅವಳ ಮೇಲಿರೋದಿಲ್ಲ.
0: ಓಕೆ,
1: ಹೀಗಾಗಿ ಈ ಒಂದು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಸಮಾನತೆ ಸಿಕ್ಕಾಗ ಮಹಿಳೆಯರ ಸ್ವಾತಂತ್ರ್ಯ ಪೂರ್ಣಗೊಳ್ಳೋದಕ್ಕೆ ಸಾಧ್ಯ
0: ನಿಜ, ತುಂಬಾ ಒಳ್ಳೆ ಮಾಹಿತಿ. ಸೊ ಈಗ ವಿನೋದ ಕುಮಾರಿ ಅವ್ರು ಹೇಳ್ತಾ ಇದ್ರು, ಹೆಣ್ಣು ಮಕ್ಕಳು ದುಡಿತಾರೆ ಅನ್ನುವಾಗ ಅದರಲ್ಲಿ ಫಿನಾನ್ಷಿಯಲ್ ಚಾಯ್ಸಸ್ ಇರುತ್ತೆ, ಅವ್ರು ತಗೊಳ್ಳುವಂತಹ ನಿರ್ಧಾರಗಳು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ರೆ ಎಲ್ಲಾ ನಿರ್ಧಾರವನ್ನು ಕೂಡ ನಮ್ ಸ್ವಯಂ ಪ್ರೇರಿತವಾಗಿ ತಗೊಳ್ಳೋಕೆ ಆಗಲ್ಲ, ಅಲ್ಲೂ ಕೂಡ ಒಂದು ಕಟ್ಟುಪಾಡು ಇರುತ್ತೆ ಅಂತ ಹೇಳ್ತಾ ಇದ್ರು. ಹಾಗಿದ್ರೆ ರಂಜಿನಿ ದತ್ತಾತ್ರೇಯವರೇ, ನಿಮಗೆ ಮುಂದಿನ ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ಸ್ವಾತಂತ್ರ್ಯ ನಮಗೆ ಸಿಗ್ಬೇಕು ಅನ್ನುವಾಗ ಇದರ ಹಿಂದೆ ಸಾಕಷ್ಟು ಸ್ವಾತಂತ್ರ್ಯ ಹೋರಾಟಗಾರರ ಬಲಿದಾನ ಇದೆ, ಸಾಕಷ್ಟು ಶ್ರಮ ಕೂಡ ಪಟ್ಟಿದ್ದಾರೆ. ಆಯ್ತಾ, ಹೀಗಿರುವಾಗ ನಮ್ಗೆ ಸ್ವಾತಂತ್ರ್ಯ ದಿನಾಚರಣೆ ಅನ್ನುವಾಗ ಮೊದಲು ಬಹುಶಃ ಮಹಾತ್ಮ ಗಾಂಧೀಜಿಯವರು ನೆನಪಾಗ್ತಾರೆ. ಈಗ ಗಾಂಧೀಜಿಯವರ ಕಾಲದಲ್ಲಿ ಸ್ವಾತಂತ್ರ್ಯ ಚಳವಳಿಗೆ ಮಹಿಳೆಯರು ಬೃಹತ್ ಪ್ರಮಾಣದಲ್ಲಿ ಬರ್ತಾ ಇದ್ರು. ಆಯ್ತಾ, ಇದಕ್ಕೆ ಮುಖ್ಯವಾಗಿ ಏನ್ ಕಾರಣ ಇರ್ಬೋದು?
3: ಖಂಡಿತ, ಯಾಕೆಂದ್ರೆ ಮಹಾತ್ಮ ಗಾಂಧಿಯವರ ಅಂದ್ರೆ ಆ ಕಾಲದಲ್ಲಿ ದೇಶದಿಂದ ಕೋಟ್ಯಾಂತರ ಭಾರತೀಯ ಮಾತೆಯರು ಮಹಿಳೆಯರು ಮನೆಯನ್ನ ಬಿಟ್ಟು ಹೊರಗೆ ಬಂದರು.
0: ಹೌದು,
3: ಸ್ವಾತಂತ್ರ್ಯವನ್ನು ಪಡೆಯಬೇಕೆನ್ನುವ ಕಿಚ್ಚು ಕೆಚ್ಚು ಎರಡೂ ಪ್ರತಿ ಕುಟುಂಬದಿಂದಲೂ ಹೊರಹೊಮ್ಮಿತು. ಆಯ್ತಾ, ಇದ್ರ ಬಗ್ಗೆ ತುಂಬ ಆಳವಾದ ಅಧ್ಯಯನವನ್ನೇ ಮಾಡಬೇಕಾಗತ್ತೆ. ಯಾಕಂತಂದರೆ ಆಗ ನಾವು ರೈತ ಅಂದ್ರೆ ನಾವು ರೈತರಾಗಿ ಬೆಳೆದಂತಹ ಕಾಳು ಊಟವನ್ನು ಕೂಡ ಮಾಡಲಿಕ್ಕೆ ನಾವು ಪರಕೀಯರ ಪರ್ಮಿಷನ್ ತಗೋಬೇಕಿತ್ತು. ದಾಸ್ಯದ ಹಂಗಿನಲ್ಲಿದ್ವಿ, ಬೂಟು ಕಾಲಿನ ಒದೆತ ತಿಂತ ಇದ್ವಿ, ಮಾತನಾಡುವ ಸ್ವಾತಂತ್ರ್ಯವೂ ಇರಲಿಲ್ಲ. ಆಗ ಮಹಾತ್ಮ ಗಾಂಧೀಜಿಯವರು ನಮ್ಮನ್ನ ಒಂದು ಕರೆ ನೀಡಿದ್ರು, ಅದು ಅಹಿಂಸೆ ಮತ್ತು ಸತ್ಯಾಗ್ರಹದ ಮಾರ್ಗದಿಂದ ನಾವು ಸ್ವಾತಂತ್ರ್ಯ ಸಂಗ್ರಾಮವನ್ನು ಗಳಿಸೋಣ ಅಂತ. ಗೊತ್ತಿದೆ ಅಲ್ವಾ? ಆಗ ನೀವು ಹೇಳಿದಾಗೆ ಒಂದು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಮಹಿಳೆಯರು ಈ ಸ್ವಾತಂತ್ರ್ಯ ಚಳುವಳಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭಾಗವಹಿಸಿದ್ರು. ಯಾಕೆ ಅಂದ್ರೆ ನೋಡಿ, ಗಾಂಧೀಜಿಯವರು ಮಹಿಳೆಯರನ್ನ ಹಲವು ದೌರ್ಬಲ್ಯಗಳಿಂದ ಮುಕ್ತಗೊಳಿಸಿ ಅವ್ರಿಗೆ ಅವರ ಒಂದು ನೈತಿಕ ಶಕ್ತಿಯನ್ನ ಗುರುತಿಸಿದ್ರು. ಯಾವ ರೀತಿ ಗುರುತಿಸಿದ್ರು? ಖಾದಿ ನೇಯೋದು, ಅಂದ್ರೆ ನಮ್ಮ ಊರಲ್ಲಿ ನಮ್ಮ ಹೊಲದಲ್ಲಿ ನಾವೇ ಬೆಳೆದಂತಹ ಹತ್ತಿಯಲ್ಲಿ ಬಟ್ಟೆಯನ್ನ ನೇಯ್ದು ಅಂದ್ರೆ ಖಾದಿಯನ್ನ ನೇದು ವಿದೇಶಿ ವಸ್ತುಗಳನ್ನ ಬಹಿಷ್ಕಾರ ಮಾಡಿ ಉಪ್ಪಿನ ಸತ್ಯಾಗ್ರಹದಂತಹ ಹಲವು ಸುಲಭ ಮತ್ತು ಪರಿಣಾಮಕಾರಿಯಾದ ಕಾರ್ಯಕ್ರಮಗಳಿಂದ ಮನೆ ಮನೆಯಿಂದ ಕೂಡ ಮಹಿಳೆಯರಿಗೆ ಹೊರಬರ್ಲಿಕ್ಕೆ ಅವಕಾಶ ನೀಡಿದ್ರು. ಮತ್ತೊಂದು ನೋಡಿ, ಗಾಂಧೀಜಿ ಕಾಲದಲ್ಲಿ ಮಹಿಳೆಯರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಳ್ಳುವಿಕೆಗೆ ಪ್ರಮುಖ ಕಾರಣ ಅಹಿಂಸಾ ಮಾರ್ಗ ಅಂತ ಅಂದೆ. ಅದರಲ್ಲಿ ಮತ್ತೊಂದು ಪ್ರಮುಖವಾದದ್ದು ನೋಡಿ, ಯಾರಿಗೂ ಕೂಡ ಉಗ್ರತನ ಬೇಡ
0: ಅಂದ್ರೆ ಅಹಿಂಸೆಯಿಂದ
3: ಈಗಲೂ ಕೂಡ, ಯಾಕೆಂದ್ರೆ ಕೋವಿ ಅಥವಾ ಶಸ್ತ್ರಾಸ್ತ್ರಗಳಿಲ್ಲದೆ ಗುಂಡು ಮದ್ದು ಹಿಂಸಾಚಾರ ಯಾವುದೂ ಇಲ್ಲದೆ ಅಹಿಂಸಾತ್ಮಕ ಹೋರಾಟದಿಂದ ನಾವು ಸ್ವಾತಂತ್ರ್ಯ ಗಳಿಸ್ಕೊಳ್ಳೋಣ ಅಂತ ಅಂದ್ರಲ್ಲ, ಅದು ಮಹಿಳೆಯರನ್ನ ತುಂಬಾ ಸೆಳಿತು. ಯಾವ ಮಹಿಳೆಗೂ ಕೂಡ ತನ್ನ ಪ್ರೀತಿಯ ಗಂಡ ಮಗು ಮಕ್ಕಳು ತಂದೆ ತಾಯಿ ಯಾರನ್ನು ಕೂಡ ಕಳೆದುಕೊಳ್ಳಿಕ್ಕೆ ಆಕೆಗೆ ಇಷ್ಟ
0: ಇರಲಿಲ್ಲ.
3: ಹಾಗಾಗಿ ಈ ಅಹಿಂಸಾ ಮಾರ್ಗ ಬಹಳಷ್ಟು ಜನರನ್ನ ಮಹಿಳೆಯರನ್ನ ಸೆಳಿತು. ಮತ್ತೆ ಖಾದಿ ಇದೊಂದು ಸ್ವಾವಲಂಬನೆಯ ಹಾದಿಯಾಯಿತು. ಯಾಕೆಂದ್ರೆ ರಾಟೆಯಿಂದ ನೂಲೋದು, ಪ್ರತಿಯ ಮನೆಯಲ್ಲೂ ಕೂಡ ರಾಟೆಗಳು ಸದ್ದು ಮಾಡ್ತವಾಗ ಖಾದಿ ಪ್ರಚಾರ ಮಾಡೋದು, ಮನೇಲಿ ಇದ್ಕೊಂಡೇ ನಾನು ದೇಶ ಸೇವೆ ಮಾಡ್ತೀನಿ ಅಂತ ಮಹಿಳೆಯರಿಗೆ ಸ್ಪಷ್ಟ ಆಯಿತು. ಇನ್ನೊಂದು ನೋಡಿ ಅರ್ಪಿತಾ, ಇಲ್ಲಿ ತುಂಬ ವಿಶೇಷವಾಗಿ ನಾವು ಇಲ್ಲಿ ಗುರುತಿಸಬೇಕಾಗಿದ್ದು, ಗಾಂಧೀಜಿ ಮದ್ಯಪಾನ ಮತ್ತು ವಿದೇಶಿ ಬಟ್ಟೆಗಳನ್ನು ಬಹಿಷ್ಕಾರ ಮಾಡೋಣ ಅಂತ ಒಂದು ಕರೆ ನೀಡಿದ್ರು. ಅಲ್ವಾ, ಅಂಗಡಿಗಳ ಮುಂದೆ ಧರಣಿ ನಡೆಸಿದ್ರು, ಪ್ರತಿಭಟನೆಯನ್ನ ಸಾಂಕೇತಿಕವಾಗಿ ಅಹಿಂಸಾ ಮಾರ್ಗದಲ್ಲಿ ಮಾಡಲಿಕ್ಕೆ ಮಹಿಳೆಯರು ಸಾಲು ಸಾಲುಗಟ್ಟಲೆ ಮುಂಚೂಣಿಯಲ್ಲಿ ನಿಂತರು. ಇನ್ನೊಂದು ಗಾಂಧೀಜಿಯವರ ಒಂದು ಗೌರವದ ದೃಷ್ಟಿಕೋನ ಮಹಿಳೆಯರ ಬಗ್ಗೆ ಇದ್ದಿತ್ತು ಅಂದ್ರೆ, ಗಾಂಧೀಜಿ ಸಾರಿದ್ದು ಮಹಿಳೆ ಅಬಲೆಯಲ್ಲ ಸಬಲೆ.
0: ಹೌದು
3: ಅಲ್ವಾ, ಅಬಲೆಯಲ್ಲ ಸಬಲೆ, ಅವಳು ಧೈರ್ಯದ ಪ್ರತೀಕ, ದುರ್ಗೆಯ ಅವತಾರ ಅಂತ ಅಂದ್ರು ಅಲ್ವಾ. ಹಾಗಾಗಿ ಅವರ ಜೊತೆಗೆ ಕಸ್ತೂರಿಬಾ ಗಾಂಧಿ ಇರ್ಬೋದು, ಸರೋಜಿನಿ ನಾಯ್ಡು, ಕಮಲಾದೇವಿ ಚಟ್ಟೋಪಾಧ್ಯಾಯ, ಹೀಗೆ ಸಾವಿರಾರು ನಾಯಕಿಯರು ಸಾಮಾನ್ಯ ಮಹಿಳೆಯರನ್ನ ತಮ್ಮ ಕುಟುಂಬದಿಂದ ಹೊರಸೆಳೆದು ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿ ಅಹಿಂಸಾ ಮಾರ್ಗದಿಂದ
2: ಗಾಂಧೀಜಿಗೆ ಪ್ರೇರಣೆಯಾಗಿ ಹಿಂದೆ ನಿಂತು ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಹಳೆಯನ್ನು ಅಹಿಂಸಾ ಮಾರ್ಗದಲ್ಲಿ ಶಂಖವನ್ನು ಮನೆಯಲ್ಲಿ ಊದುವ ಮೂಲಕ ಜಾಗಟೆಯನ್ನು ಬಾರಿಸುವ ಮೂಲಕ ಕಟ್ಟಿಕೊಟ್ಟರು ಆ ಎಲ್ಲ ಮಹಿಳೆಯರಿಗೆ ನಾವಿವತ್ತೊಂದು ಆ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಚಪ್ಪಾಳೆಯನ್ನು ಹಾಕೋಣ.
0: ಖಂಡಿತ ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ಕೇಳಿಸ್ಕೊಳ್ತಾ ಇದ್ರಲ್ಲ ಕೇಳುಗರೆ, ಗಾಂಧೀಜಿಯವರ ಕಾಲದಲ್ಲಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಮಹಿಳೆಯರು ಬೃಹತ್ ಪ್ರಮಾಣದಲ್ಲಿ ಬರೋಕೆ ಏನೆಲ್ಲ ಕಾರಣ ಇತ್ತು, ಮಹಿಳೆಯರು ಅವರ ಒಂದು ಸ್ವಾತಂತ್ರ್ಯದ ಕೈ ಜೋಡಿಸಿ ಸ್ವಾತಂತ್ರ್ಯ ಪಡ್ಕೊಳ್ಳೋಕೆ ಏನೆಲ್ಲ ಮಾಡಿದ್ರು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿನ ಹಂಚ್ತಾ ಇದ್ರು. ಹಾಗಿದ್ರೆ ಕೇಳುಗರೆ, ಮಹಿಳಾ ಸ್ವಾತಂತ್ರ್ಯ ಈ ಒಂದು ಕಾರ್ಯಕ್ರಮ ಕುರಿತು ವಿಷಯಗಳನ್ನ ಮುಂದುವರಿಸ್ತೀವಿ, ಇನ್ನಷ್ಟು ವಿಚಾರಗಳು ಹೇಳೋದು ಬಾಕಿ ಇದೆ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ಬರೋಣ, ಕಾರ್ಯಕ್ರಮ ಮುಂದುವರಿಯುತ್ತೆ. ಸೊ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಅತಿಥಿಗಳು ಕೂಡ ಇರ್ತಾರೆ. ಹಾಗಿದ್ರೆ ಕೇಳುಗರೆ, ಒಂದು ಕಾರ್ಯಕ್ರಮದಲ್ಲಿ ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಎಸ್ ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಮಹಿಳಾ ಸ್ವಾತಂತ್ರ್ಯ ವಿಶೇಷ ಕಾರ್ಯಕ್ರಮ. ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಪ್ರತಿಯೊಂದು ವಿಷಯದಲ್ಲೂ ಕೂಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಾಗೆ ಈಗ ಮಹಿಳಾ ಸ್ವಾತಂತ್ರ್ಯತೆ, ಅದರಲ್ಲೂ ಇಂದಿನ ಮಹಿಳಾ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಒಂದು ಒಳ್ಳೆ ಗೀತೆಯನ್ನ ಕೇಳ್ಕೊ ಬಂದ್ರಿ. ಈ ಒಂದು ಹಾಡಲ್ಲಿ ಒಂದು ವಾಕ್ಯ ಇದೆ, ಉಸಿರಿರೋ ತನಕ ನೀ ಭಾರತೀಯನೆಂದು ಹೆಮ್ಮೆಯಿಂದ ಹೇಳುವಂತ. ಹೌದಲ್ವಾ, ನಾವೆಲ್ಲರೂ ಭಾರತೀಯರು ಅಂತ ಹೇಳ್ಕೊಳ್ಳೋಕೆ ಅಷ್ಟು ಖುಷಿ ಆಗುತ್ತೆ. ಹಾಗಿದ್ರೆ ಕೇಳುಗರೆ, ಈ ವೀರಪ್ಪ ನಾಯಕ ಸಾಂಗ್ಸ್ ತುಂಬಾ ಚೆನ್ನಾಗಿತ್ತು, ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗೆ ಕಾರ್ಯಕ್ರಮ ಮುಂದುವರ್ಸೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಣ್ಣು ಅಬಲೆಯಲ್ಲ ಸಬಲೆ, ಅವಳ ಸ್ವಾತಂತ್ರ್ಯವೇ ಸಮಾಜದ ನಿಜವಾದ ಪ್ರೀತಿ ಪ್ರಗತಿ ಅಂತ ಕೂಡ ಹೇಳ್ಬಹುದು. ಹೀಗಿರುವಾಗ ಸ್ವಾವಲಂಬನೆ ಹಾಗೆ ಆತ್ಮವಿಶ್ವಾಸವೇ ಮಹಿಳೆಯ ನಿಜವಾದ ಆಭರಣ ಹಾಗೂ ಸ್ವಾತಂತ್ರ್ಯ ಅಂತ ಹೇಳ್ಬಹುದು. ಮಹಿಳೆ ಎಲ್ಲಾ ಕ್ಷೇತ್ರದಲ್ಲೂ ತನ್ನ ತಾನು ತೊಡಗಿಸ್ಕೊಳ್ತಾ ಇದ್ದಾಳೆ. ಆದ್ರೂ ಎಲ್ಲೋ ಒಂದ್ ಕಡೆ ಮನೆಯಲ್ಲಿರುವಂತಹ ಕೆಲವೊಂದು ಕಟ್ಟುಪಾಡಾಗಿರ್ಬೋದು, ಹಾಗೆ ತಮ್ಮಗಾಗಿ ಕೆಲವೊಂದು ತ್ಯಾಗಗಳನ್ನ ಮಾಡಲೇಬೇಕಾಗತ್ತೆ. ಹೀಗಿರುವಾಗ ಇವತ್ತಿನ ಮಹಿಳಾ ಸ್ವಾತಂತ್ರ್ಯ ಹೇಗಿದೆ ಅಂತೇಳಿ ನಮ್ಮೊಟ್ಟಿಗೆ ಮಾತಾಡೋದಕ್ಕಾಗಿ ಲೇಖಕಿ ಹಾಗೂ ಅಂಕಣ ಬರಹಗಾರ್ತಿಯಾಗಿರುವಂತಹ ರಂಜಿನಿ ದತ್ತ ತಿಳಿದರೆ, ಹಾಗೆ ಇನ್ನೊಬ್ರು ಅತಿಥಿಗಳು ಅಂದ್ರೆ ನಿವೃತ್ತ ಶಿಕ್ಷಕಿ ಆಗಿರುವಂತಹ ವಿನೋದ ಕುಮಾರಿ ಅವರಿದ್ದಾರೆ. ಅವ್ರ ಜೊತೆ ಇವತ್ತಿನ ಕಾರ್ಯಕ್ರಮನ ಮುಂದುವರ್ಸೋಣ. ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ನಮ್ಮ ರೇಡಿಯೋ ಶಿವಮೊಗ್ಗದ ಸಂಖ್ಯೆ 9686096279. ಓಕೆ ರಂಜಿನಿ ದತ್ತಾತ್ರಿಯವರು, ಈಗ ನಿಮ್ಗೆ ಮತ್ತೊಂದು ಪ್ರಶ್ನೆ ಇದೆ ಆಯ್ತಾ. ಈಗ ಹೆಣ್ಣು ಮಕ್ಕಳು ಎಲ್ಲಾ ಕ್ಷೇತ್ರದಲ್ಲೂ ತಮ್ಮ ಛಾಪನ್ನ ಮೂಡಿಸ್ತಾ ಇದಾರೆ, ತಾವು ಎಷ್ಟು ಶಕ್ತಿವಂತರು ಬುದ್ಧಿವಂತರು ಅಂತ ತೋರಿಸ್ತಾ ಇದಾರೆ. ಹೀಗೆಲ್ಲ ಇರುವಾಗ ರಾಜಕೀಯ ಕ್ಷೇತ್ರ, ಈ ರಾಜಕೀಯ ಕ್ಷೇತ್ರ ಅನ್ನುವಾಗ ಗ್ರಾಮ ಪಂಚಾಯತ್ ಇಂದ ಹಿಡಿದು ಸಂಸತ್ ವರೆಗೆ ಮಹಿಳಾ ಸ್ವಾತಂತ್ರ್ಯವನ್ನ ಎಷ್ಟು ಗಟ್ಟಿಗೊಳಿಸ್ಕೊಂಡಿದ್ದಾಳೆ ಮೇಡಮ್, ಇದ್ರ ಬಗ್ಗೆ ಹೇಳ್ಬೋದಾ?
1: ಖಂಡಿತ, ರಾಜಕೀಯ ಇಲ್ಲದೆ ಇರುವಂತಹದ್ದು ಯಾವ ಕ್ಷೇತ್ರವೂ ಇಲ್ಲ, ಎಲ್ಲವೂ ಆವರಿಸ್ಬಿಟ್ಟಿದೆ. ನೇರವಾಗಿ ಈಗ ರಾಜಕೀಯ ಕ್ಷೇತ್ರಕ್ಕೆ ಬರೋಣ. ನೋಡಿ, ರಾಜಕೀಯ ಕ್ಷೇತ್ರದಲ್ಲಿ ಮಹಿಳಾ ಮೀಸಲಾತಿ ಪ್ರಜಾಪ್ರಭುತ್ವದ ಬೇರುಗಳನ್ನು ಗಟ್ಟಿ ಮಾಡಲಿಕ್ಕೆ ಮತ್ತು ಮಹಿಳಾ ಸ್ವಾತಂತ್ರ್ಯವನ್ನು ಅರ್ಥಪೂರ್ಣವಾಗಿಸೋದ್ರಲ್ಲಿ ಮಹತ್ವದ ಪಾತ್ರ ವಹಿಸ್ತಾ ಇದೆ. ಯಾಕಂದರೆ ಕೇವಲ ಮತದಾರರು ಮಾತ್ರ ಆಗಿದ್ದ ಮಹಿಳೆಯರು ಇವತ್ತು ಆಡಳಿತ ಮತ್ತು ನಿರ್ಧಾರ ಕೈಗೊಳ್ಳುವ ಒಂದು ಉನ್ನತ ಸ್ಥಾನಗಳಿಗೆ ಆಕೆ ತರುವ ಮೂಲಕ ಅಥವಾ ಆಕೆ ಏರುವ ಮೂಲಕ ಇದು ಒಂದು ಲಿಂಗ ಸಮಾನತೆ. ಯಾಕೆಂದರೆ ನಮ್ಮ ದೇಶದಲ್ಲಿ ಅಥವಾ ಪ್ರಪಂಚದ ಎಲ್ಲದರಲ್ಲೂ ಕಾಡುವಂತಹ ಒಂದು ಕೊರತೆ ಲಿಂಗ ಅಸಮಾನತೆ, ಇಲ್ಲಿ ಲಿಂಗ ಸಮಾನತೆಯ ಹಾದಿಯನ್ನು ತೋರಿದೆ ಅಂತ ನನ್ನ ಅಭಿಪ್ರಾಯ. ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ದೊರೆತ ಈ ಒಂದು ಮೀಸಲಾತಿಯಿಂದ ಮಹಿಳೆಯರು ಸುಲಭವಾಗಿ ರಾಜಕೀಯ ರಂಗಕ್ಕೆ ಧುಮುಕ್ತಾ ಇದ್ದಾರೆ. ಈಗ ಇನ್ನೊಂದು ರಾಜಕೀಯ ಮೀಸಲಾತಿಯ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವನ್ನು ಆಕೆ ಅಂದರೆ ಅಂತರ್ಗತವಾಗಿ ಅವಳು ಜಾಗೃತಾವಸ್ಥೆಗೆ ಅವಳು ಹೋಗ್ತಾಳೆ. ಯಾಕೆಂದರೆ ಕುಟುಂಬದ ಗಡಿಯಿಂದ ಅವಳು ಅಂದರೆ ಹೊರಬರಬೇಕು ಅಂತಲ್ಲ, ಅದನ್ನು ಕೂಡ ಪೂರೈಸಿಕೊಂಡು ಸಮಾಜದ ಹಾಗೂ ತನ್ನ ಕ್ಷೇತ್ರದ ಅಭಿವೃದ್ಧಿಗೆ ಒಂದು ಅದರ ಪರವಾದ ನಿರ್ಧಾರವನ್ನು ಸ್ವತಂತ್ರವಾಗಿ ತೆಗೆದುಕೊಳ್ಳಲು ಇಲ್ಲಿ ಮಹಿಳೆಗೆ ಅವಕಾಶ ಸಿಕ್ಕಿದೆ ಅಲ್ವಾ. ಹಾಗಾಗಿ ನೋಡಿ, ಸ್ಥಳೀಯ ಆಡಳಿತದ ಸಬಲೀಕರಣಕ್ಕೆ ಅವಳು ಅಂದರೆ ನೀವು ಹೇಳಿದ ಹಾಗೆ ಪಂಚಾಯತ್ ರಾಜ್ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಈಗಾಗಲೇ 33% ಮೀಸಲಾತಿ ಅಂತ ಸಾರಿದ್ದಾರೆ. ಇದ್ರ ಮೂಲಕ ಮಹಿಳೆಯರ ನಾಯಕತ್ವ ಕೂಡ ರೂಪಿಸಿದೆ. ಮತ್ತು ಹಲವು ಸಮಸ್ಯೆಗಳನ್ನು ಅವಳಿಗೆ ನಿತ್ಯ ಕಾಡುವ ಸಮಸ್ಯೆಗಳು, ಉದಾಹರಣೆ ನೀ ಕುಡಿಯುವ ನೀರಿರ್ಬೋದು, ಶಿಕ್ಷಣ ಇರ್ಬೋದು, ಆರೋಗ್ಯ, ಸ್ವಚ್ಛತೆ, ಈ ರೀತಿ ಮೂಲಭೂತವಾದ ಸಮಸ್ಯೆಗಳಿಗೆ ಮಹಿಳಾ ಪ್ರತಿನಿಧಿಗಳು ಹೆಚ್ಚಿನ ಆದ್ಯತೆಯನ್ನು ನೀಡಿ ಅಲ್ಲಿ ಗುರುತಿಸಿ ಕೆಲಸ ಮಾಡುವಂತಹ ಕ್ಷಮತೆಯನ್ನು ಅವರು ಪಡ್ಕೊಳ್ತಾರೆ. ಹೀಗೆ ಅಲ್ವಾ ಅನಿಸುತ್ತೆ? ಹಾಗಾಗಿ ಇದರಿಂದ ಸಾಮಾನ್ಯ ಮಹಿಳೆಯಲ್ಲಿ ರಾಜಕೀಯ ಅದ್ರ ಜೊತೆಗೆ ಅವಳಿಗೆ ಕಾನೂನಿನ ಅರಿವಿನ ಶಿಕ್ಷಣ ಕೂಡ ಸಿಗುತ್ತೆ, ಅವಳಲ್ಲಿ ಆತ್ಮವಿಶ್ವಾಸ ಗಟ್ಟಿಗೊಳ್ಳುತ್ತೆ. ಈಗ ಇನ್ನೊಂದು, ಈಗ ಸಂಸತ್ ಮತ್ತು ವಿಧಾನಸಭೆಯಲ್ಲೂ ಕೂಡ ಆಕೆಗೆ ಪ್ರಾತಿನಿಧ್ಯ ಕೊಟ್ಬಿಟ್ಟಿದ್ದಾರೆ. ನಾರಿ ಶಕ್ತಿ ವಂದನ ಅಧಿನಿಯಮದಂತಹ ಒಂದು ಕಾನೂನು ಕೂಡ ಜಾರಿಗೆ ಬಂದ್ಬಿಟ್ಟಿದೆ. ಹಾಗಾಗಿ ಆ ಮೂಲಕ ಲೋಕಸಭೆ ಇರ್ಬೋದು, ರಾಜ್ಯಸಭೆಗಳಲ್ಲಿ ಈಗ 33% ಮೀಸಲಾತಿ ಜಾರಿಗೊಳಿಸ್ತಾ ಹೊರಟಿದ್ದಾರೆ, ಆಗ್ತಾ ಇದೆ. ಇದೆಲ್ಲದೂ ಸಂಖ್ಯೆಯ ಪ್ರಾತಿನಿಧ್ಯ ಆಗಬಾರ್ದು, ಅದ್ರ ಬದಲಿಗೆ ಮಹಿಳೆಯರ ಸ್ವಾತಂತ್ರ್ಯ ಮತ್ತು ಸ್ವಾಭಿಮಾನಕ್ಕೆ ಬಲ ತುಂಬುವ ಒಂದು ರಾಜಕೀಯ ಕ್ಷೇತ್ರ ಆಗಬೇಕು ಅಂತ ನನ್ನ ಕಳಕಳಿಯ ಮನವಿ.
0: ಖಂಡಿತ ಮೇಡಮ್. ಅಫ್ಕೋರ್ಸ್ ಈಗ ನಮ್ಮ ಫಿನಾನ್ಷಿಯಲ್ ಮಿನಿಸ್ಟರ್ ಕೂಡ ಮಹಿಳೆನೇ ಆಗಿದ್ದಾರೆ, ನಿರ್ಮಲಾ ಸೀತಾರಾಮನ್ ಅವರು. ಇಡೀ ದೇಶದ ಹಣಕಾಸಿನ ವ್ಯವಸ್ಥೆಯನ್ನ ನೋಡ್ಕೊಳ್ತಾ ಇದ್ರೆ
1: ಪ್ರತಿಭಾ ಪಾಟೀಲ್
0: ಅವರು.

0: ರಾಷ್ಟ್ರಪತಿ ಆಗಿದ್ರು. ನೋಡಿ ದ್ರೌಪದಿ ಮುರ್ಮು ಅವರು ಇಡೀ ರಾಷ್ಟ್ರಕ್ಕೆ ರಾಷ್ಟ್ರಪತಿ ಆಗಿದ್ದಾರೆ ಅಂದ್ರೆ ಎಷ್ಟು ಖುಷಿ ಪಡುವಂತ ವಿಷಯ.
1: ನೀವು ನೋಡಿ ಗಮನಿಸಿ, ಅವರ ಮೌಲ್ಯಯುತ ನಡವಳಿಕೆಗಳು ಈ ರಾಜಕೀಯ ಕ್ಷೇತ್ರಕ್ಕೆ ಧುಮುಕಿದ ಎಲ್ಲಾ ಮಹಿಳೆಯರು ಪ್ರತಿಫಲನಗೊಳ್ಳಬೇಕು ಅನ್ನೋದು ನನ್ನ ಮಹದಾಸೆ.
0: ನಿಜ ನಿಜ, ಅವರೆಲ್ಲರೂ ಕೂಡ ನಮಗೆ ಇನ್ಸ್ಪೈರ್ ಕೂಡ ಆಗಬೇಕು. ಈಗ ಯಾವ ಮಹಿಳೆಯನ್ನ ನಾವು ಸ್ಫೂರ್ತಿಯಾಗಿ ತೆಗೆದುಕೊಳ್ತೀವಿ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಹಾಗೆ ಈಗ ರಾಷ್ಟ್ರಪತಿಗಳಾಗಿರ್ಬೋದು, ಫಿನಾನ್ಷಿಯಲ್ ಮಿನಿಸ್ಟರ್ ಆಗಿರ್ಬೋದು, ಅವರ ನಡೆ ನುಡಿಗಳು ಕೂಡ ಅಷ್ಟೇ ತೂಕವಾಗಿರುತ್ತೆ ಅಲ್ವಾ ಮೇಡಮ್? ಸೊ ಹಾಗೆ ವಿನೋದ ಕುಮಾರಿ ಅವರೇ, ನಿಮಗೆ ನನ್ನ ಮುಂದಿನ ಪ್ರಶ್ನೆ ಏನಪ್ಪಾ ಅಂದ್ರೆ, ಈಗ ಮಹಿಳಾ ಸ್ವಾತಂತ್ರ್ಯ ಬೇಕು ಬೇಕು ಅಂತ ಎಲ್ಲ ಕಡೆ ಕೇಳ್ಕೊಳ್ತಾ ಇರ್ತೀವಿ, ಆದ್ರೆ ಈ ಸಮಾಜದ ಮನಸ್ಥಿತಿಯಲ್ಲಿ ಬದಲಾವಣೆಗೆ ಯಾವ ಕ್ರಮಗಳು ಅಗತ್ಯ ಇರುತ್ತೆ ಮಹಿಳಾ ಸ್ವಾತಂತ್ರ್ಯತೆ ಕುರಿತು, ಅದ್ರ ಬಗ್ಗೆ ಹೇಳ್ಬೋದಾ?
2: ತುಂಬಾ ಒಳ್ಳೆ ಪ್ರಶ್ನೆ ಅರ್ಪಿತಾ. ಸಮಾಜದ ಮನಸ್ಥಿತಿಯಲ್ಲಿ ಧನಾತ್ಮಕ ಮತ್ತು ವೈಯಕ್ತಿಕ ಬದಲಾವಣೆ ತರಲು ಬಹುಮುಖ ಕ್ರಮಗಳು ಅಗತ್ಯವಾಗಿವೆ. ಪ್ರಮುಖವಾಗಿ ಹಲವಾರು ಕ್ಷೇತ್ರಗಳಲ್ಲಿ ಸ್ಪಷ್ಟವಾದ ಪ್ರಯತ್ನಗಳು ನಡೆಯಬೇಕಿದೆ. ಆ ಕ್ಷೇತ್ರಗಳಲ್ಲಿ ಪ್ರಮುಖವಾದ ಕ್ಷೇತ್ರ ಅಂದ್ರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆ.
0: ಓಕೆ.
2: ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆ ಅಂದ್ರೆ ಮೌಲ್ಯಾಧಾರಿತ ಶಿಕ್ಷಣ, ವೈಜ್ಞಾನಿಕ ಮನೋಭಾವ, ಲಿಂಗ ಸಮಾನತೆ. ಎರಡನೇ ಕ್ಷೇತ್ರದಲ್ಲಿ ನೋಡೋದಾದ್ರೆ ನಾವು ಮಧ್ಯಮ ಮತ್ತು ಸಾಮಾಜಿಕ ಜಾಲತಾಣಗಳ ಜವಾಬ್ದಾರಿ. ಇದರಲ್ಲಿ ಸಕಾರಾತ್ಮಕ ಸುದ್ದಿ ಪ್ರಸಾರ, ಸೋಷಿಯಲ್ ಮೀಡಿಯಾ ಜಾಗೃತಿ, ಫೇಕ್ ನ್ಯೂಸ್, ಕಾನೂನು ಅನುಷ್ಠಾನ ಮತ್ತು ನ್ಯಾಯ ವ್ಯವಸ್ಥೆ, ಕಟ್ಟುನಿಟ್ಟಾದ ಕಾನೂನು ಪಾಲನೆ, ಸಾಮಾಜಿಕ ನ್ಯಾಯ. ಮತ್ತೊಂದು ಕ್ಷೇತ್ರದಲ್ಲಿ ನೋಡೋದಾದ್ರೆ ಸುಧಾರಕರು ಮತ್ತು ನಾಯಕರ ಪಾತ್ರ, ಮಾದರಿ ನಡೆನುಡಿ, ಯುವ ಜನತೆಯ ಸಕ್ರಿಯ ಭಾಗಿತ್ವ, ಮತ್ತೆ ಕೊನೆಯದಾಗಿ ಕುಟುಂಬ ಮತ್ತು ವೈಯಕ್ತಿಕ ಮಟ್ಟದ ಬದಲಾವಣೆ. ಆದರೆ ಈ ಒಂದು ಸಮಾಜದ ಮನಸ್ಥಿತಿಯಲ್ಲಿ ಬದಲಾವಣೆ ಕ್ರಮಗಳು ಅಗತ್ಯವಿದೆ.
0: ಖಂಡಿತ, ನಿಮ್ಮ ಅಭಿಪ್ರಾಯವನ್ನು ತುಂಬಾ ಸ್ಪಷ್ಟೀಕರಣ ಮಾಡಿದ್ರಿ
3: ಮೇಡಮ್.
0: ಅಫ್ಕೋರ್ಸ್ ನಿಮಗೂ ಕೂಡ ಈ ಒಂದು ಅವಕಾಶ ಇದೆ ಮೇಡಮ್. ನಿಮ್ಮ ದೃಷ್ಟಿಕೋನದಲ್ಲಿ ಈ ಮಹಿಳಾ ಸ್ವಾತಂತ್ರ್ಯಕ್ಕೆ ಅಂದ್ರೆ ಸಮಾಜದ ಮನಸ್ಥಿತಿಯಲ್ಲಿ ಬದಲಾವಣೆ ಅನ್ನೋದು ಯಾವ ಮುಖ್ಯ ಕ್ರಮಗಳು ಅಗತ್ಯ ಇದೆ ಮೇಡಮ್, ಅದ್ರ ಬಗ್ಗೆ ಹೇಳ್ಬೋದಾ?
1: ಇದು ಇವತ್ತಿನ ಒಂದು ನಿಮ್ಮ ಸಂವಹನ ಕಾರ್ಯಕ್ರಮಕ್ಕೆ ನಿಜವಾದಂತಹ ಒಂದು ಫ್ರೇಮ್ ಅಂತ ನಾನು ಅನ್ಕೊಳ್ತೀನಿ. ಯಾಕೆಂದ್ರೆ ಇಲ್ಲಿ ಪ್ರತಿಯೊಬ್ಬರಿಗೂ ಪ್ರಪ್ರಥಮವಾಗಿ ಉತ್ತಮ ಸಂಸ್ಕಾರ ಭರಿತ ಶಿಕ್ಷಣ ಸಿಗಬೇಕು. ಅಂದ್ರೆ ಸಮಾಜದ ಎಲ್ಲ ಧರ್ಮ ಜನಾಂಗದವ್ರಿಗೂ ಬಾಲ್ಯದಿಂದಲೇ ಉತ್ತಮ ಸಂಸ್ಕಾರ ದೊರಕಿದಾಗ ಅವರು ಸಹಜವಾಗಿ ಮಹಿಳೆಯನ್ನ ಗೌರವದಿಂದ ಆದರದಿಂದ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರತಿ ಕುಟುಂಬದ ಸದಸ್ಯ ಸ್ತ್ರೀಯನ್ನ ರಕ್ಷಿಸೋದು ನನ್ನ ಆದ್ಯ ಕರ್ತವ್ಯ ಅನ್ನುವ ಭಾವನೆ ಪ್ರತಿ ಕುಟುಂಬದಿಂದ ಮೂಡಿದ್ರೆ ಮಾತ್ರ ಸಮಾಜ ಸ್ವಾಸ್ಥ್ಯ ಸಮಾಜದತ್ತ ಹೋಗ್ಲಿಕ್ಕೆ ಕಾರಣ ಆಗುತ್ತೆ.
0: ಹೌದು,
1: ಇಲ್ಲಿ ಮೇಡಮ್ ಟೀಚರ್ ಹೇಳಿದಾಗೆ ಎರಡು ಶಿಕ್ಷಣ ಹೇಳಿದ್ರು ಅವರು, ಉತ್ತಮ ಶಿಕ್ಷಣ. ಇದರಲ್ಲಿ ಮೂರು ಬಗೆಯ ಶಿಕ್ಷಣ ನಾವು ಗುರುತಿಸ್ಕೊಳ್ಳ. ಅಂದ್ರೆ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಶಿಕ್ಷಣ ಸಿಗಬೇಕು. ಅದು ಈಗಾಗಲೇ ಜಾರಿ ಆಗಿದೆ. ಯಾಕಂದ್ರೆ ಶಿಕ್ಷಣ ಸಾಮಾಜಿಕ ಚಲನೆಯ ಒಂದು ಪ್ರಮುಖ ಅಂಶ ಆಗುತ್ತೆ. ಆಗ ಶಿಕ್ಷಣ ದೊರೆತಂತಹ ಸಂದರ್ಭದಲ್ಲಿ ಈ ಜಾತೀಯತೆ, ಲಿಂಗ ತಾರತಮ್ಯ, ಈ ಸ್ವಾತಂತ್ರ್ಯ ಸಮಾನತೆ, ಮಾನವೀಯತೆ, ಇದೆಲ್ಲ ಆಚರಣೆಗಳತ್ತ ಅವರು ಒಂದು ಗ್ಲಾನ್ಸ್ ಅಂದರೆ ಮನನ ಮಾಡ್ಕೊಳ್ತಾ ಹೋಗ್ತಾರೆ. ಎರಡನೇದು, ಮಹಿಳಾ ಶಿಕ್ಷಣಕ್ಕೆ ಆದ್ಯತೆ ನೀಡಿದೆ, ಮುಂದೆಯೂ ಇನ್ನೂ ಹೆಚ್ಚಿನ ಸ್ತರದಲ್ಲಿ ನೀಡಬೇಕು. ಯಾಕಂದರೆ ಶಿಕ್ಷಿತ ಸ್ತ್ರೀಯರ ಸಂಖ್ಯೆ ಹೆಚ್ಚಾದರೆ ಮಾತ್ರ ಸ್ತ್ರೀಯಿಂದ ಸಮಾಜದ ಸ್ಥಾನಮಾನ ಹೆಚ್ಚುತ್ತಾ ಹೋಗ್ತದೆ. ಯಾಕೆಂದರೆ ಹಲವಾರು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಹೇಳ್ತಾ ಹೋದರೆ ಸಮಯ ಆಗ್ಬಿಡುತ್ತೆ. ಹಾಗಾಗಿ ಉನ್ನತ ಶಿಕ್ಷಣದಿಂದ ಸಮಾಜದ ಆರ್ಥಿಕ, ರಾಜಕೀಯ ಈ ಎಲ್ಲ ಕ್ಷೇತ್ರಗಳು ಸದೃಢ ಮತ್ತು ಸಬಲೀಕರಣದತ್ರ ಸಾಗ್ತದೆ. ಮೂರನೇದು ಮೌಲ್ಯಾಧಾರಿತ ಶಿಕ್ಷಣ. ಮೌಲ್ಯ ಅಂದರೆ ಮೇಡಮ್ ಈಗಲೇ ಹೇಳಿದರು, ಅಂದರೆ ಬೆಲೆ, ಅಂದರೆ ಮಾರ್ಗದರ್ಶನ ನೀಡೋದು ಅಂತ, ಕೊಡೋದು ಅಂತ ಕೂಡ ನಾವು ವ್ಯಾಖ್ಯಾನ ಮಾಡ್ಬೋದು. ಒಬ್ಬ ವ್ಯಕ್ತಿ ಸಮಾಜಕ್ಕೆ ಪೂರಕವಾಗಿ ಸ್ಪಂದಿಸಿ ಸಮಾಜ ಸ್ವಾಸ್ಥ್ಯವನ್ನು ಹಾಳು ಮಾಡದೆ ಸರಿಯಾದ ರೀತಿಯಲ್ಲಿ ಹೋಗೋದನ್ನು ಮೌಲ್ಯ ಅಂತೀವಿ. ಈಗ ಆ ಮೌಲ್ಯ ಆ ಒಂದು ಸಮಾಜದ ನೈತಿಕತೆ, ಸೇವಾ ಭಾವನೆ, ಸಮಾಜದೊಳಗೆ ಕಳಕಳಿ, ಇವೆಲ್ಲವೂ ಕೂಡ ಬೆಳೆಸುವಂತಹದ್ದು ಕುಟುಂಬದೊಳಗಿನ ಮಾತೆ ಎಂಬ ಮಾನ್ಯತೆ ಪಡೆದ ಮಾತೆಯ ಮಹಿಳೆ. ಆಯ್ತಾ? ಹಾಗಾಗಿ ಇದು ಆಗಬೇಕು. ಇನ್ನು ಈ ಮೂರನೇದು ಕಾನೂನಿನಲ್ಲಿ ಒಂದು ಸೂಕ್ತ ಮಾರ್ಪಾಡಾಗಬೇಕು. ಯಾಕೆಂದರೆ ಪ್ರತಿನಿತ್ಯ ಈಗ ನಾವು ಕಾಣ್ತಾ ಇದ್ದೀವಿ ಮಹಿಳೆ ಮೇಲೆ ಅತ್ಯಾಚಾರ, ಅನಾಚಾರ, ದೌರ್ಜನ್ಯ ಬೇಕಾದಷ್ಟು ಆಗ್ತಾ ಇದೆ. ಆದರೆ ಎಲ್ಲ ಆರೋಪಿಗಳಿಗೆ ಹೆಚ್ಚಿನಂಶ

0: ಸರಿಯಾದ ಶಿಕ್ಷಣೆ ಸಿಗ್ತಾ ಇಲ್ಲ.
1: ಇದು ಎಲ್ಲರ ಆರೋಪ ಕೂಡ ಹೌದು, ಅದರಲ್ಲೂ ನೊಂದ ಮಹಿಳೆಯ ಆರೋಪ ಇದೆ ಮೇಡಮ್.
0: 100% ಯಾಕೆಂದ್ರೆ ದೂರು ದಾಖಲಾದ್ರೂ ಸರಿಯಾದ ಸಾಕ್ಷಿ ಇಲ್ಲದೆ ಲಕ್ಷಾಂತರ ದುರ್ದೈವಿ ಹೆಣ್ಣು ಮಕ್ಕಳು ಇವತ್ತು ಬೀದಿನಲ್ಲಿ ಬಿದ್ದ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಘಟನೆಗೆ ಆಧಾರ, ಪುನರ್ ಪರಿಶೀಲನೆ, ಸಾಕ್ಷ್ಯ, ಹೇಳಿಕೆ, ಈ ರೀತಿ ಶಿಕ್ಷೆ ನೀಡೋಕೆ ಇದೆಲ್ಲವೂ ಆಧಾರ ಹೊಂದಿಸುವಷ್ಟರಲ್ಲಿ ದುರುಳರು ಪ್ರಭಾವವನ್ನು ಬಳಸಿಬಿಟ್ಟು ಪಾರಾಗಿ ಮತ್ತೊಂದು ದೌರ್ಜನ್ಯಕ್ಕೆ ಸ್ಕೆಚ್ ಹಾಕ್ಬಿಟ್ಟಿರ್ತಾರೆ. ಹಾಗಾಗಿ ಸುಮಾರು ಅಂದರೆ 1000+ ಮಹಿಳಾ ದೌರ್ಜನ್ಯ ಅತ್ಯಾಚಾರ ಪ್ರಕರಣಗಳು ಪ್ರತಿ ತಿಂಗಳು ದಾಖಲಾಗ್ತಾ ಹೋಗುತ್ತೆ, ನಾವು ಗಮನಿಸಿದ್ದೀವಿ. ಇದು ಆಗಬಾರ್ದು ಮೇಡಮ್, ಇದು ಹಾಗಾಗಿ ಕಾನೂನಿನಲ್ಲಿ ಮತ್ತೊಂದಷ್ಟು ಸೂಕ್ತ ಮಾರ್ಪಾಡಾಗಬೇಕು ಅಂತ. ಇನ್ನೊಂದು, ಕೌಟುಂಬಿಕ ಹಿಂಸೆಗೆ ಕಡಿವಾಣ ಹಾಕಬೇಕು ಅಂತ ನನ್ನ ಮನವಿ. ನಾವು ಇವತ್ತು ಸಬಲರು ಅಥವಾ ಸಬಲೆ ಅಂತ ಹೇಳಿಕೊಂಡು ಸಾಮಾಜಿಕ ಸ್ತರದಲ್ಲೋ ಅಥವಾ ಬೇರೆ ಬೇರೆ ರಂಗದಲ್ಲಿ ನಾವು ಬೆಳೆದಂತಹ ಮಹಿಳೆಯರನ್ನು ಬಿಟ್ಟರೆ ಇನ್ನೂ ಒಂದಷ್ಟು ಸೇವಾಬಸ್ತಿನಲ್ಲಿ ಕೆಲಸ ಮಾಡ್ತಿರುವಂತಹ, ಸೇವಾಬಸ್ತಿಯಲ್ಲಿ ವಾಸ ಮಾಡ್ತಿರುವಂತಹ ಮಹಿಳೆಯರ ಸ್ಥಿತಿಗತಿಗಳನ್ನು ನೋಡಿದ್ರೆ ನಿಜಕ್ಕೂ ಇನ್ನೂ ಕೌಟುಂಬಿಕ ಹಿಂಸೆಗಳು ಇದೆ ಮೇಡಮ್, ಯಾಕಂದ್ರೆ ನಾನು ನೋಡ್ತಿದ್ದೀನಿ. ಹಾಗಾಗಿ ಈ ಪ್ರಪಂಚದಾದ್ಯಂತ ವಿಶೇಷವಾಗಿ ಭಾರತದಲ್ಲಿ ಈ ವ್ಯಾಪಕತೆ ಜಾಸ್ತಿ ಇದೆ. ಈ ಹಿಂಸೆಗೆ ಜೀವನ ಸಂಗಾತಿ, ರಕ್ತ ಸಂಬಂಧಿ, ಕುಟುಂಬದ ಸದಸ್ಯರು ಹೆಚ್ಚಿನ ಕಾರಣ ಆಗಿರ್ತಾರೆ. ಯಾವಾಗ 4 ಗೋಡೆಯ ನಡುವೆ ಅವಳು ಇವತ್ತು ನೋವು ಉಣ್ತಾ ಇದ್ದಾಳೆ, ಇಂತಹ ಪ್ರಕರಣಗಳು ಲಕ್ಷಾಂತರ ಇದೆ. ನೀವು ಕೇಳ್ತಾ ಹೋದರೆ ಒಬ್ಬೊಬ್ರದ್ದು ಒಂದೊಂದು ಕಥನ ಬರುತ್ತೆ. ಈ ದಿಸೆಯಲ್ಲಿ ಕಾನೂನಿನಲ್ಲಿ ಸೂಕ್ತ ಮಾರ್ಪಾಡಾಗಬೇಕು ಅಂತ. ಇನ್ನೊಂದು, ಮೇಡಮ್ ಹೇಳಿದಾಗೆ ದೃಶ್ಯ ಮಾಧ್ಯಮದಲ್ಲಿ ಮಾರ್ಪಾಡು ಮಾಡಬೇಕು. ಇವತ್ತು TV, ಧಾರಾವಾಹಿ, CDಗಳು, ಜಾಹೀರಾತು, ಸಿನಿಮಾನೋ, ಈ ಎಲ್ಲ ಮಾಧ್ಯಮಗಳು ಮಹಿಳೆಯನ್ನು ಭೋಗವಸ್ತುವಾಗಿ ಬಳಸ್ತಾ ಇದ್ದಾರೆ. ಅಂದರೆ ಅವ್ರ ಮೈ ಮೇಲೆ ತೊಡಿಸೋ ಉಡುಗೆ ತೊಡುಗೆ ಕನಿಷ್ಠ ಮಟ್ಟದ್ದಾಗಿದ್ದು ಆ ನೋಡುಗರನ್ನು ಉದ್ರೇಕಿಸುವಂತಾಗುತ್ತೆ. ಮಾತೆ ಅಂದರೆ ಒಂದು ಧನ್ಯತಾ ಭಾವ. ಪ್ರತಿಯೊಬ್ಬ ಮಾತೆಯಲ್ಲೂ ಭಾರತೀಯ ತತ್ವವನ್ನು, ಭಾರತೀಯತೆಯನ್ನು, ಭಾರತ ಮಾತೆಯನ್ನು ಕಾಣಬೇಕು ಅಂತ ಸಾರಿದಂತಹ ನಮ್ಮ ಭಾರತ ದೇಶದಲ್ಲಿ ಇವತ್ತು ಆ ಉದ್ರಿಕ್ತವಾಗಿ ಕಾಣುವಂತಹ ವೇಷಭೂಷಣಗಳಿಂದ ಬಹಳಷ್ಟು ಎಲ್ಲೆಲ್ಲೋ ಏನೇನೋ ಅನಾಚಾರಗಳು ನಡೀತಾ ಇದೆ. ಇದನ್ನು ವೀಕ್ಷಿಸಿದಂತಹ ಪುರುಷರು ಅಥವಾ ಅಂತಹ ಮಾನಸಿಕತೆ ಇರುವಂತಹ ಪುರುಷರಲ್ಲಿ ಉದ್ರೇಕದಿಂದ ಅನೇಕ ದೌರ್ಜನ್ಯಗಳು ಘಟಿಸಿಬಿಡುತ್ತೆ. ಹಾಗಾಗಿ ಮಾಧ್ಯಮಗಳು ಈ ದೃಶ್ಯ ಮಾಧ್ಯಮದಲ್ಲಿ ಮಾರ್ಪಾಡು ಮಾಡಿಕೊಂಡು ಸೃಜನಶೀಲ ವಿಚಾರಗಳನ್ನು ತಿಳಿಸುವತ್ತಾಗಲಿ. ಇನ್ನೊಂದು, ಆರ್ಥಿಕ ಸ್ವಫಲತೆ ನಾನು ಹೇಳ್ತೀನಿ. ಆರ್ಥಿಕ ಕ್ಷೇತ್ರದಲ್ಲಿ ಅವಳಿಗೆ ಮತ್ತಷ್ಟು ಅವಕಾಶ ದೊರಕಬೇಕು. ಈಗಾಗಲೇ ಸರ್ಕಾರ, ಸಂಘ ಸಂಸ್ಥೆ, ಸ್ತ್ರೀ ಶಕ್ತಿ ಸಂಘಗಳು, ಈ ಮಹಿಳಾ ಮಂಡಳಗಳು ಈ ಆರ್ಥಿಕ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಹಾದಿ ಕಟ್ಕೊಳ್ಳಿಕ್ಕೆ ಬೇಕಾದಷ್ಟು ಕೆಲಸ ಮಾಡಿದೆ, ಮತ್ತಷ್ಟು ಮಾಡಬೇಕು. ಮತ್ತು ರಾಜಕೀಯದಲ್ಲಿ ಪಾಲ್ಗೊಳ್ಬೇಕು, ವಿಶೇಷವಾಗಿ ಮನೋಸಾಮಾಜಿಕ ಪರಿವರ್ತನೆ ಆಗಬೇಕು. ಏಕೆಂದರೆ ಎಷ್ಟೇ ಕಾನೂನುಗಳಿದ್ದರೂ ಇದ್ರ ವಿರುದ್ಧವಾಗಿ ನಡೆದುಕೊಳ್ತಾ ಇರೋರೇ ಸಮಸ್ಯೆಗೆ ಕಾರಣ. ಹೆಣ್ಣು ಭ್ರೂಣ ಹತ್ಯೆ ಇರ್ಬೋದು, ವರದಕ್ಷಿಣೆ ಇರ್ಬೋದು, ಮರ್ಯಾದಾ ಪ್ರಕರಣ, ಇದೆಲ್ಲದಕ್ಕೂ ಕೂಡ ಒಬ್ಬ ತಾಯಿ ಪುಸಲಾಯಿಸುವ ಅತ್ತೆ, ಗಂಡು ಸಂತಾನದಿಂದಲೇ ಮೋಕ್ಷ ಸಿಗುತ್ತೆ ಅನ್ನುವ ಅಜ್ಜಿ, ಎಲ್ಲರೂ ಹೆಣ್ಣೆ. ಈ ಬಗೆಯ ಮಾನಸಿಕತೆಯಿಂದ ನಾವು ಹೊರಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸಂತುಲಿತ ಸಮಾಜಕ್ಕೆ ನಾವು ಬುನಾದಿಯನ್ನು ಹಾಕೋಣ. ಹೇಗಂದರೆ ಯೋಗ ಮಾಡೋಣ, ಧ್ಯಾನ ಮಾಡೋಣ, ಆಧ್ಯಾತ್ಮದಲ್ಲಿ ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಿಗೆ ತೊಡಕೊಳ್ಳೋಣ. ಆಗ ಮನಸ್ಸು ಶಾಂತಿ ಸಮಾಧಾನದಿಂದಿದ್ದು ಮಾನಸಿಕ ಸಂತುಲನ ಹೆಚ್ಚುತ್ತೆ, ಉತ್ತಮ ಸಂಸ್ಕಾರ ತಾನಾಗೆ ಬರುತ್ತೆ, ಕುಟುಂಬದಲ್ಲಿ ಸಮಾಜದಲ್ಲಿ ಪ್ರೀತಿ ನಂಬಿಕೆ ಗೌರವ ಬೆಳೆಯುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಿ.
1: ಓಕೆ ಓಕೆ, ಸೊ ತುಂಬಾ ಚೆನ್ನಾಗಿ ಉತ್ತರವನ್ನ ನೀಡಿದ್ರಿ ಕೇಳುಗರೆ. ಈಗ ಸಮಾಜದಲ್ಲಿ ಮೊದಲು ದೃಷ್ಟಿಕೋನ ಬದಲಾಗಬೇಕಾಗಿದೆ. ಹಾಗೆ ನಮ್ಮ ರಂಜನಿ ದತ್ತ ತುರ್ಕಡ ಹೇಳ್ತಿದ್ರು, ಈಗ ಯಾರೋ ಮನೆ ಹೆಣ್ಮಕ್ಳಿಗೆ ತೊಂದರೆ ಆಗ್ತಿದೆ ಅಂದಾಗ ನನ್ನ ಮನೆ ಹೆಣ್ಮಕ್ಳು ಸೇಫ್ ಆಗಿದ್ದಾಳಲ್ಲ ಅಂತ ಸುಮ್ಮನೆ ಇರೋದಲ್ಲ. ಬೇರೆ ಯಾರದೋ ಮನೆ ಹೆಣ್ಮಕ್ಳು ಕೂಡ ನಮ್ಮ ಮನೆ ಹೆಣ್ಮಕ್ಳೇ ಅಲ್ವಾ, ಅವರಿಗೆ ತೊಂದರೆ ಆಗ್ತಿದೆ ಅನ್ವಾಗ ಅದ್ರ ವಿರುದ್ಧ ನಾವು ಕೂಡ ಜೊತೆಗೂಡ್ಬೇಕಾಗಿದೆ. ಎಲ್ಲೋ ಆಗ್ತಿರೋ ಸಮಸ್ಯೆಗೂ ನಮಗೂ ಏನು ಸಂಬಂಧನೇ ಇಲ್ಲ ಅಂತ ಸುಮ್ಮನೆ ಕೂರೋದಲ್ಲ. ಈಗ ಎಲ್ಲರ ಮನಸ್ಥಿತಿ ಬದಲಾಗಬೇಕಾಗಿದೆ, ಹೆಣ್ಮಕ್ಳಿಗೆ ಹೆಚ್ಚು ಸ್ವಾತಂತ್ರ್ಯ ಸಿಗಬೇಕಾಗಿದೆ. ಹಾಗೆ ಮತ್ತೊಂದು ಪ್ರಶ್ನೆ ಇದೆ ರಂಜನಿ ದತ್ತಾತ್ರ ನಿಮಗೆ, ಏನಪ್ಪ ಅಂದ್ರೆ ಈಗ ಹೆಣ್ಮಕ್ಳ ಸ್ವಾತಂತ್ರ್ಯದಲ್ಲಿ ಪುರುಷರ ಪಾತ್ರ ಎಷ್ಟು ಮುಖ್ಯ ಆಗತ್ತೆ, ಅದರ ಬಗ್ಗೆ ಹೇಳ್ಬೋದಾ?
0: ನಿಜವಾಗಿಯೂ ಪುರುಷರ ಪಾತ್ರವೇ ಅತ್ಯಂತ ಮಹತ್ವದ್ದು. ಯಾಕಂದರೆ ನಾನಾಗಲೇ ಹೇಳಿದೆ, ಕುಟುಂಬದ ಸ್ತರದಲ್ಲಿ ಹೇಳಬೇಕಾದ್ರೆ ಇವತ್ತು ನಮಗೆ ಸಾವಿರಾರು ಘಟನೆಗಳು ಕಣ್ಣಿಗೆ ಕಾಣುತ್ತೆ. ಯಾಕಂದರೆ ಯಾವ ಮನೆಯಲ್ಲಿ ಇವತ್ತು ನಿಮ್ಮ ಮನೆಯಲ್ಲಿ ನೀವು ಈ ಕ್ಷೇತ್ರಕ್ಕೆ ಬಂದು ಕೆಲಸ ಮಾಡ್ತಾ ಇದ್ದೀರಿ ಅಂದರೆ ನಿಮ್ಮ ಹಿಂದೆ ಇರುವಂತಹ ನಿಮ್ಮ ತಂದೆಯೋ ನಿಮ್ಮ ಅಣ್ಣನೋ ಮದುವೆಯಾಗಿದ್ದಲ್ಲಿ ನಿಮ್ಮ ಪತಿಯೋ ಕಾರಣ ಆಗಿರ್ತಾನೆ. ಆ ಪತಿಯ ಅಥವಾ ತಂದೆಯ ಅಥವಾ ಅಣ್ಣ ತಮ್ಮಂದಿರ ತತ್ವದ ಆಧಾರದ ಮೇಲೆ ನಾವು ಮಹಿಳೆಯರು ಸಾಕ್ತಾ ಬಂತೀವಿ. ನಮ್ಮ ತತ್ವದ ಆಧಾರದ ಮೇಲೆ ಪುರುಷರು ಕೂಡ ಸಾಕ್ತಾರೆ ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಇವೆರಡೂ ಕೂಡ ಒಂದೇ ಚಕ್ರದ ಏನು ಒಂದೇ ಎರಡು ಮುಖಗಳು ಅನ್ನೋ ಹಾಗೆ ಪರಸ್ಪರರಲ್ಲಿ ಎಲ್ಲವೂ ಕೂಡ ಸಹಬಾಳ್ವೆ ಸಹತತ್ವ ಅಥವಾ ಸಹತತ್ವದ ವಿಚಾರಗಳತ್ತ ಮೊಗ ಮಾಡಿ ನಡೆಯುವ ಭಾವನೆ ಇರಬೇಕು. ಆ ದಿಸೆಯನ್ನು ನಾನು ಮತ್ತೆ ಹೇಳಿದಾಗೆ ಕುಟುಂಬವೇ ಅದನ್ನು ತಾಯಿಯಾಗಿ ನಾನು ಮಕ್ಕಳಿಗೆ ಶಿಕ್ಷಣ ಆರಂಭದಲ್ಲಿ ಶಾಲೆಗೆ ಹೋಗೋಕ್ಕೆ ಮುಂಚೆಯಿಂದನೇ ನಾನು ಆರಂಭಿಸಬೇಕು. ಆ ಶಿಕ್ಷಣ ನೀಡಿದಂತಹ ಮನೆಯಿಂದ ಮಾತ್ರ ಸಾಧ್ಯ ಆಗುತ್ತೆ ಅಂತ ಹೇಳಿ ಲಾಸ್ಟ್ ನಾನೊಂದು ಸಂದೇಶ ಹೇಳೋಣ ಅಂತಿದ್ದೀನಿ.
1: ಖಂಡಿತ ಹೇಳಿ ಮ್ಯಾಮ್.
0: ಏನಂದರೆ ನೋಡು, ಪ್ರತಿಯೊಂದು ಜೀವಿಗೂ ಸ್ವಾತಂತ್ರ್ಯ ಬೇಕಾಗಿದ್ದು, ಯಾಕೆಂದರೆ ನೀವು ಕೇಳಿದ ಪ್ರಶ್ನೆಗೆ ಬದುಕಿನ ವಿಕಾಸಕ್ಕಾಗಿ, ವಿಕಾರಕ್ಕಲ್ಲ, ಬದುಕಿನ ವಿಕಾಸಕ್ಕೆ ನಮಗೆ ಸ್ವಾತಂತ್ರ್ಯ ಬೇಕು, ವಿಕಾರಕ್ಕೆ ಅಲ್ಲ ಅನ್ನೋದನ್ನು ಆಧಾರವಾಗಿಟ್ಕೊಂಡು ನಾವು ಸಮಾನತೆ ಸಾಮರಸ್ಯದತ್ತ ಮೊಗ ಮಾಡಬೇಕು. ಆಗ ಮಹಿಳೆಯರ ಸ್ವಾತಂತ್ರ್ಯಕ್ಕೆ ಒಂದು ಅರ್ಥ ಬರುತ್ತೆ. ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿ ದುಡಿದಂತಹ ಸಾವಿರಾರು ಮಹಿಳೆಯರ ಬಲಿದಾನಕ್ಕೆ ಅಥವಾ ದೇಶಪ್ರೇಮಕ್ಕೆ ನೀಡಿದ ಅವರ ಕೊಡುಗೆಗೆ ಮಾನ್ಯತೆ ಸಿಕ್ಕತ್ತಾಗುತ್ತದೆ. ಮತ್ತು 80 ವರ್ಷಗಳ ಸಮಗ್ರ ಹಾದಿಯಲ್ಲಿರುವ ವಿಕಸಿತ ಭಾರತದತ್ತ ಮೊಗ ಮಾಡಿರುವಂತಹ ಭಾರತದ ಭವ್ಯತೆಯನ್ನು ಕಟ್ಟಿಕೊಡೋಕ್ಕೆ ಮಹಿಳೆಯ ಅಂತರ್ಗತ ಮನೋಶಕ್ತಿ ಮತ್ತಷ್ಟು ಧಾತುವಾಗುತ್ತೆ ಅಂತ ನಾನು ಹೇಳ್ತೀನಿ.
1: ತುಂಬಾ ಒಳ್ಳೆ ಮಾಹಿತಿನ ಹಂಚ್ಕೊಡ್ರಿ. ಹಾಗೆ ವಿನೋದ ಕುಮಾರಿ ಅವರೇ, ನಿಮಗೆ ಮತ್ತೊಂದು ಕೊನೆಯ ಪ್ರಶ್ನೆ ಇದೆ. ಏನಪ್ಪಾ ಅಂದ್ರೆ, ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರೆ, ಹೆಣ್ಮಕ್ಳು ಮಧ್ಯರಾತ್ರಿ ಯಾರು ಒಬ್ಬಂಟಿಯಾಗಿ ಓಡಾಡ್ತಾರೋ ಅವಾಗ ನಿಜವಾಗ್ಲೂ ಒಂದು ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ ಅಂತ. ಹಾಗಿದ್ರೆ ನಿಮ್ಮ ಪ್ರಕಾರ ಮಹಿಳಾ ಸ್ವಾತಂತ್ರ್ಯ ಅಂದ್ರೆ ಏನು ಮೇಡಮ್, ಅದ್ರ ಬಗ್ಗೆ ಹೇಳ್ಬೋದಾ? ಸೊ ರಂಜಿನಿ ಮೇಡಮ್, ನೀವು ಹೇಳ್ಬೋದಾ ಮೇಡಮ್ ನಿಮ್ಮ ಪ್ರಕಾರ ಏನಂತ? ಖಂಡಿತ ಹೇಳಿ ಮ್ಯಾಮ್.
0: ನೋಡಿ, ನಮ್ಮ ತಿಲಕರು ಹೇಳಿದರು ಸ್ವಾತಂತ್ರ್ಯ ಜನ್ಮಸಿದ್ಧ ಹಕ್ಕು ಅಂತ, ಬಾಲಗಂಗಾಧರ್ ತಿಲಕ್ ಅವರು. ನಿಮ್ಮ ಪ್ರಶ್ನೆ ಮಹಿಳೆ
1: ನಿಜವಾದ ಸ್ವಾತಂತ್ರ್ಯ ಅಂದ್ರೆ ಏನು ಅಂತ.
0: ಮಧ್ಯರಾತ್ರಿಯಲ್ಲಿ ಓಡಾಡಿದ, ಗಾಂಧೀಜಿ ಕೂಡ ಹೇಳಿದ್ರು, ಮಧ್ಯರಾತ್ರಿಯಲ್ಲಿ ಯಾವ ಮಹಿಳೆ ಓಡಾಡ್ತಾಳೆ ಆಗ ಸ್ವಾತಂತ್ರ್ಯ ಅಂತ. ಇವತ್ತು ಆ ದೃಷ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಮಧ್ಯರಾತ್ರಿ ಅನ್ನುವ ಒಂದು ಕಲ್ಪನೆಯಲ್ಲಿ ನಾವೊಂದಷ್ಟು ಬಹಳ ಗಂಭೀರವಾದ ವಿಚಾರಗಳನ್ನೇ ನಾವು ಯೋಚನೆ ಮಾಡಬೇಕಾಗತ್ತೆ. ಯಾಕಂದ್ರೆ ಇದಕ್ಕೆ ಒಂದು ದಿನ ನಾವು ಯಾಕಂದ್ರೆ ಮಹಿಳೆ ಕಾನೂನು ದೃಷ್ಟಿಯಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ. ಲಿಂಗ ತಾರತಮ್ಯ, ಭ್ರೂಣ ಹತ್ಯೆ ಇದೆಲ್ಲದಕ್ಕೂ ಒಂದು ಫ್ರೇಮ್ ಅನ್ನ ಕೂಡ ಹಾಕೊಟ್ಟಿದ್ದಾರೆ. ಆದರೆ ಎತ್ರ ನಾರಿ ಪೂಜ್ಯಂತೆ ರಮಂತೆ ತತ್ರ ದೇವತ, ಅಂದರೆ ಎಲ್ಲಿ ಮಹಿಳೆಯರನ್ನು ಗೌರವಿಸ್ತಾರೋ ಅಲ್ಲಿ ದೇವತೆ ನೆಲೆಸಿರ್ತಾರೆ ಅನ್ನೋದು ಒಂದು ಹಿರಿಯನ ನುಡಿ. ಆದರೆ ಈಗ ಕಾಲ ಬದಲಾಗಿದೆ. 21ನೇ ಶತಮಾನದಲ್ಲಿ ಎಲ್ಲದರಿಂದ, ಅಂದರೆ ಅವಳು ಶಿಕ್ಷಣದ ಸ್ವಾತಂತ್ರ್ಯ, ಸ್ವಂತ ನಿರ್ಧಾರದ ಸ್ವಾತಂತ್ರ್ಯ ಇದೆಲ್ಲವನ್ನು ತೆಗೆದುಕೊಂಡು ಅವಳು ಮುನ್ನಡೆತಿರುವಂತಹ ಈ ಒಂದು ಕಾಲಘಟ್ಟದಲ್ಲಿ ಪುರುಷರ ಪಾತ್ರವೋ ಅಥವಾ ಸ್ವಾತಂತ್ರ್ಯ ಪಡೆದುಕೊಳ್ಳಲು ನಾನು ತೆಗೆದುಕೊಂಡ ಹಾದಿ ಅಥವಾ ನಾನು ನಡೆದ ಪರಿಕ್ರಮಣದ ಒಂದು ಬುನಾದಿ ಅತ್ಯಂತ ಪ್ರೇರಕವಾಗುತ್ತೆ ಅಂತ ನಾನು ಹೇಳ್ತೀನಿ.
1: ನಿಜ ಮೇಡಮ್. ನಿಮ್ಮ ಸಮಯನ ಬಿಡು ಮಾಡಿಕೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಿಳಾ ಸ್ವಾತಂತ್ರ್ಯ ಕುರಿತು ಸಾಕಷ್ಟು ಒಳ್ಳೆ ಮಾಹಿತಿನ ಹಂಚ್ಕೊಂಡ್ರಿ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಮೇಡಮ್.
0: ಕಡೆಗೆ ಒಂದು ಹೇಳ್ತೀನಿ.
1: ಹೇಳಿ ಮ್ಯಾಮ್.
0: ಮಹಿಳೆ ಸ್ವಾತಂತ್ರ್ಯ ಅವಳ ಆತ್ಮವಿಶ್ವಾಸದ ಮೇಲಿದೆ. ಅವಳು ಅಬಲೆಯಲ್ಲ, ಸಬಲೆಯೇ. ಆದರೂ ಕೂಡ ಅವಳು ತನ್ನ ಸ್ವಾತಂತ್ರ್ಯದ ನೆಲೆಯಲ್ಲಿ ತಾನಿದ್ದು ತನಗೆ ಪ್ರೇರಕವಾದಂತಹ ಪೂರಕವಾದ ವಿಚಾರಗಳನ್ನು ಮನನ ಮಾಡಿಕೊಂಡು ಕುಟುಂಬ, ಸಮಾಜ, ದೇಶವನ್ನು ಮುನ್ನಡೆಸಬೇಕು. ಭಾರತದ ಭವ್ಯತೆಯನ್ನು ಕಟ್ಟಿಕೊಡುವಲ್ಲಿ ಪ್ರತಿ ಭಾರತೀಯ ತತ್ವ ಆಧಾರ. ಯಾಕೆಂದರೆ ಈ ಭಾರತದ ಮೇಲೆ ಡಚ್ಚರು, ಪೋರ್ಚುಗೀಸರು, ಯುವನರು, ಬೇಕಾದಷ್ಟು ಜನ ಮೊಘಲರು ಎಲ್ಲರೂ ನಮ್ಮ ಮೇಲೆ ದಾಳಿಯನ್ನು ಮಾಡಿದರು. ಆದರೂ ಕೂಡ ಇವತ್ತು ಭಾರತ ಏನು ಮಾಡ್ತಾ ಇದೆ, ಭಾರತ ಏನು ಮಾಡ್ತಾ ಇದೆ ಅಂತ ಇಡೀ ಪ್ರಪಂಚ ಭಾರತದತ್ತಲೇ ಚಿತ್ತವನ್ನು ಹರಿಸಿರ್ತಾರೆ. ಯಾಕೆ ಅಂತಂದರೆ ಭಾರತದಲ್ಲಿರುವಂತಹ ಮೂಲ ಬೇರು ಕುಟುಂಬದಲ್ಲಿರುವ ತಾಯಿ. ಆ ಅನೇಕ ಕುಟುಂಬದಲ್ಲಿ ಒಂದು ಹೊತ್ತಿನ ಗಂಜಿ ಕುಡಿದರೂ ಕೂಡ ತನ್ನ ಮಕ್ಕಳು, ತನ್ನ ಮನೆ, ತನ್ನ ಗಂಡ, ತನ್ನ ಸಮಾಜ

0: ಗಳಿರಬಹುದು, ಅರವಟ್ಟಿಗೆಗಳಿರಬಹುದು, ಕಾರಂಜಿಗಳಿರ್ಬೋದು, ಅವುಗಳನ್ನೆಲ್ಲ ನಾವು ತೆಗೆದು ಹೋದ್ರೆ ಅದ್ರ ಬಗ್ಗೆ ಇನ್ನೊಂದಿನ ಚರ್ಚೆ ಇಡಿ. ತುಂಬಾ ವಿಚಾರಗಳಿದೆ. ಮಾತೆಯರು ನೀಡಿದಂತಹ ಕೊಡುಗೆಯ ಬಗ್ಗೆ ನಾವು ಹೇಳ್ತಾ ಹೋದ್ರೆ ತುಂಬಾ ತುಂಬಾ ಪುಟಗಳು ಇತಿಹಾಸದಲ್ಲಿ ಇದೆ. ಅದೆಲ್ಲವನ್ನ ಮತ್ತೆ ಮಾತಾಡೋಣ ಅಂತ ನಾನು ಹೇಳ್ತೀನಿ. ಎಲ್ಲರಿಗೂ ಶುಭವಾಗ್ಲಿ. ಭಾರತ್ ಮಾತಾ ಕಿ ಜೈ.
1: ಎಸ್, ಭಾರತ್ ಮಾತಾ ಕಿ ಜೈ. ಹಾಗೆ ವಿನೋದ ಕುಮಾರಿ ಅವರೇ, ನೀವು ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರಿ, ನಿಮಗೆ ಆತ್ಮೀಯ ಧನ್ಯವಾದಗಳು.
2: ನಿಮಗೂ ಕೂಡ ಧನ್ಯವಾದಗಳು.
1: ಓಕೆ, ಸೊ ಕೇಳಿಸ್ಕೊಂಡ್ಲ ಸ್ನೇಹಿತರೆ,
3: ವಿಶೇಷವಾಗಿ ಇಂತಹ ಒಂದು ಪ್ರೀತಿಯ ಸಂವಹನ ನಿಜವಾಗ್ಲೂ ಅಗತ್ಯವಾದಂತಹ ಮಹಿಳೆ ಮತ್ತು ಸ್ವಾತಂತ್ರ್ಯದ ನೆಲೆಗಟ್ಟಿನಲ್ಲಿ ನೀವು ಆಯೋಜಿಸಿದ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಾನೊಂದಷ್ಟು ಅಧ್ಯಯನ ಮಾಡಿ ಆ ಅಧ್ಯಯನದ ಸೆಲೆನಲ್ಲಿ ಒಂದಷ್ಟು ವಿಚಾರಗಳನ್ನು ಪ್ರಸ್ತುತಪಡಿಸಲಿಕ್ಕೆ ನೀವು ಶಿವಮೊಗ್ಗ
1: ರೇಡಿಯೋ
3: ಶಿವಮೊಗ್ಗ FM 90.8 ಅವರು ಅವಕಾಶ ಮಾಡಿಕೊಟ್ಟಿದ್ರಿ. ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ನಮಸ್ಕಾರ.
1: ಓಕೆ ಕೇಳುಗರೆ, ಇದು ನಮ್ಮ ಅತಿಥಿಗಳ ಮಾತಾಗಿತ್ತು. ಈಗ ಏನಪ್ಪ ಅಂದ್ರೆ, ಹೆಣ್ಮಕ್ಳು ನಿಜವಾಗ್ಲೂ ಸ್ವಾತಂತ್ರ್ಯನ ಬಯಸ್ತಾ ಇದಾರೆ. ನಿಜವಾದ ಸ್ವಾತಂತ್ರ್ಯ ಏನು ಅಂತ ಹೇಳಿ ಒಂದಿಷ್ಟು ಅಂಶವನ್ನ ನೀವು ತಿಳ್ಕೊಂಡ್ರಿ. ಈಗ ಯಾವುದೇ ಒಂದು ಸಾಧನೆ ಮಾಡಬೇಕು ಅನ್ನುವಾಗ ಅಲ್ಲಿ ಲಿಂಗ ತಾರತಮ್ಯ ಇರಬಾರ್ದು. ಸ್ವಾತಂತ್ರ್ಯ ಎಲ್ಲರ ಹಕ್ಕು ಕೂಡ ಹೌದು. ಬದಲಾವಣೆಯ ರುವಾರಿ ಹೆಣ್ಣು, ಸ್ವಾತಂತ್ರ್ಯವೇ ಅವಳ ಉಸಿರು. ಇನ್ನು ವಿಶೇಷವಾಗಿ ಮಹಿಳಾ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಪುರುಷರ ವಿರೋಧಿಯಲ್ಲ, ಬದಲಿಗೆ ಮನುಷ್ಯರಾಗಿ ಎಲ್ಲರೂ ಸಮಾನ ಗೌರವ ಹಾಗೆ ಅವಕಾಶಗಳನ್ನು ಪಡೆಯುವಂತಹ ಮಾನವ ಹಕ್ಕು ಕೂಡ ಹೌದು. ಮಹಿಳೆಯರು ಬಲಶಾಲಿಯಾದಾಗ ಮಾತ್ರ ದೇಶ ಹಾಗೆ ಸಮಾಜ ನಿಜವಾದ ಪ್ರಗತಿಯನ್ನ ಸಾಧಿಸೋಕೆ ಸಾಧ್ಯ ಇದೆ. ಈ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ಸಾಗಿತ್ತು. ಹಾಗೆ ಕಾರ್ಯಕ್ರಮ ಹೇಗನ್ನಿಸ್ತು, ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ, ಮತ್ತೊಮ್ಮೆ ನಮ್ಮ ಹೆಮ್ಮೆಯ ಭಾರತೀಯರೆಲ್ಲರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಆತ್ಮೀಯ ಪ್ರೀತಿಯ ಶುಭಾಶಯನ ಕೋರ್ತಾ ನಾನು ನಿಮ್ಮ ಆರ್ಜಿ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಈ ಆಗಸ್ಟ್ 15 ಕೇವಲ ಒಂದು ದಿನದ ಸಂಭ್ರಮವಲ್ಲ, ಇದು ನಮ್ಮ ಮಣ್ಣಿನ ಕಥೆ, ನಮ್ಮ ಜನರ ಕಥೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸಾವಿರಾರು ಹೃದಯಗಳ ಕಥೆ. ಕಳೆದ ಕಾಲದ ಹೋರಾಟದಿಂದ ಇಂದಿನ ಭಾರತದ ಹೆಮ್ಮೆಯವರೆಗೆ ದೇಶಭಕ್ತಿ, ಸ್ವಾತಂತ್ರ್ಯ ನಮ್ಮ ನೆನಪುಗಳು ಮತ್ತು ನಮ್ಮ ಭಾರತವನ್ನು ಇನ್ನಷ್ಟು ಸುಂದರವಾಗಿಸುವ ಕನಸುಗಳ ಜೊತೆ ಒಂದು ವಿಶೇಷ ಮಾತುಕತೆ. ಈ ಇಂಡಿಪೆಂಡೆನ್ಸ್ ಡೇ ನಿಮ್ಮ ಧ್ವನಿಯು ನಮ್ಮ ಜೊತೆ ಸೇರಲಿ. ಮಾತು ನಮ್ಮದು, ಭಾವನೆ ನಮ್ಮದು, ದೇಶವೂ ನಮ್ಮದು. ಈ ಆಗಸ್ಟ್ 15 ಸಂಜೆ 4-5 PM ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ನಿಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್. ಬನ್ನಿ, ಸ್ವಾತಂತ್ರ್ಯದ ಸಂಭ್ರಮವನ್ನ ಮಾತಿನ ಮೂಲಕ ಆಚರಿಸೋಣ. ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
5: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ಧ್ವನಿವೆ, ಕೇಳುತ್ತ ಕೇಳುತ್ತ ಕಲಿಯಿರಿ.
6: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
4: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
6: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
4: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
5: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ಧ್ವನಿವೆ, ಕೇಳುತ್ತ ಕೇಳುತ್ತ ಕಲಿಯಿರಿ.
7: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
8: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
7: ಚಿಂತೆ ಯಾಕೆ ಮಾಡ್ತೀಯಾ, ಸೇಫ್ IVF ಸೆಂಟರ್ ಇದೆ.
8: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರನಾಳ ಶಿಶುಗಳ ಜನನವಾಗಿದೆ.
7: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
8: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
7: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
9: ಸೇಫ್ ಪ್ರನಾಳ ಶಿಶು ಕೇಂದ್ರ ಆರ್ಎಂಆರ್ ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191515.

0: 1845.
1: ನಮ್ಮ ದೇಶ ಹೋರಾಟದ ಕಥೆಗಳ, ಸಂಸ್ಕೃತಿಯ ಬಣ್ಣಗಳ ಮತ್ತು ಸಿಹಿಯಾದ ಸಂಬಂಧಗಳ ದೇಶ. ಈ ಸುಂದರ ಭಾರತಕ್ಕೆ ನಮ್ಮ ಹೃದಯಪೂರ್ವಕ ನಮನ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

0: ಹಾಯ್ ನಮಸ್ಕಾರ, ಗುಡ್ ಈವ್ನಿಂಗ್ ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ನಮಗೆಲ್ಲ ಗೊತ್ತಿರೋ ಹಾಗೆ ಸ್ವಾತಂತ್ರ್ಯ ದಿನ, 80ನೇ ಸ್ವಾತಂತ್ರ್ಯ ದಿನವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಬೆಳಗಿನಿಂದಲೂ ಕೂಡ ನಮ್ಮ ವಿಶ್ವದಾದ್ಯಂತ ನಾವು ಭಾರತದಲ್ಲಿ ಆಚರಣೆಗಳು ನಡೀತಾ ಇರೋದನ್ನು ನೋಡ್ಬೋದು. ಸೊ ಎಲ್ಲ ಕಡೆಯಿಂದಲೂ ಕೂಡ ನಮ್ಮ ಭಾರತೀಯರು ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲರೂ ಕೂಡ ಈ ಒಂದು ಸ್ವಾತಂತ್ರ್ಯ ದಿನವನ್ನು ಆಚರಣೆ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಭಾರತೀಯರಿಗೆ ಒಂದು ಹೆಮ್ಮೆಯ ದಿನ ಅಂತಲೇ ಹೇಳ್ಬೋದು ಇವತ್ತು. ಸೊ ನೀವು ಕೂಡ ಸ್ವಾತಂತ್ರ್ಯ ದಿನದಲ್ಲಿ ಭಾಗವಹಿಸಿದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡ್ತಾ ಇವತ್ತಿನ ಶೋನಲ್ಲಿ ನೀವು ಕೂಡ ಮಾತಾಡಬಹುದು. ಸೊ ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 9686090962779. ಸೊ ನಿಮ್ಮ ಜೊತೆಗೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ, ಆರ್ ಜೆ ಶ್ರೀಧರ್. ಸೊ ಇವತ್ತಿನ ಈ ಒಂದು ಸ್ವಾತಂತ್ರ್ಯ ದಿನದ ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ನೀವು ಕೂಡ ಬೆಳಗಿನಿಂದ ಕೇಳ್ತಾ ಇದ್ದೀರಾ, ಅತಿಥಿಗಳು ಕೂಡ ಬಂದು ನಮ್ಮ ಜೊತೆನಲ್ಲಿ ಮಾತಾಡ್ತಾ ಇದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಜೊತೆನಲ್ಲಿ ಮಾತಾಡೋದಕ್ಕೆ ನಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ ಅವರು ಕೂಡ ಇದ್ದಾರೆ. ಸೊ ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ರಕ್ಷಿತಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು ಶ್ರೀಧರ್. ಮೊದಲನೇದಾಗಿ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ನಿಮಗೆ.
0: ಥ್ಯಾಂಕ್ ಯು. ನಿಮಗೂ ಕೂಡ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಆ್ಯಂಡ್ ನಮ್ಮ ಎಲ್ಲ ಕೇಳುಗರಿಗೂ ಕೂಡ ನನ್ನ ಕಡೆಯಿಂದ, ನಮ್ಮ ರೇಡಿಯೋ ಶಿವಮೊಗ್ಗದ ಕಡೆಯಿಂದ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ಯಾವ ವಿಷಯದ ಬಗ್ಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಇವತ್ತು ಸ್ವಾತಂತ್ರ್ಯ ದಿನವನ್ನು ಆಚರಣೆ ಮಾಡೋದು ತುಂಬಾ ಒಂದು ಮೆಮೊರೇಬಲ್ ಡೇ ಅಂತಲೇ ಹೇಳ್ಬೋದು. ಇದರಲ್ಲಿ ನಾವು ತ್ಯಾಗ ಬಲಿದಾನವನ್ನು ಸ್ಮರಿಸ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ನಾವು ಕೂಡ ಇವತ್ತಿನ ಸ್ವಾತಂತ್ರ್ಯ ದಿನವನ್ನು ಯಾವ ರೀತಿ ಆಚರಣೆ ಮಾಡಿದ್ವಿ ಅನ್ನೋದನ್ನ ಹೇಳ್ತೀವಿ, ನಮ್ಮ ಅನಿಸಿಕೆಗಳನ್ನ, ಹಾಗೆ ನಾವು ಎಕ್ಸ್ಪೀರಿಯೆನ್ಸ್ ಮಾಡೋದನ್ನ ಹೇಳ್ತೀವಿ. ಆ್ಯಂಡ್ ನೀವು ಕೂಡ ನಿಮ್ಮ ಚೈಲ್ಡ್ಹುಡ್ ಡೇಸಲ್ಲಿ ಯಾವ ರೀತಿ ಈ ಒಂದು ಸ್ವಾತಂತ್ರ್ಯ ದಿನವನ್ನು ಆಚರಣೆ ಮಾಡ್ತಾ ಇದ್ರಿ, ಆ್ಯಂಡ್ ಇವತ್ತು ನೀವು ಸ್ವಾತಂತ್ರ್ಯ ದಿನಕ್ಕೆ ಎಲ್ಲರೂ ಹೋಗಿದ್ರಿ ಅಂತಂದರೆ, ಅಥವಾ ಸ್ಕೂಲ್ಗಳಲ್ಲಿ, ಗೌರ್ಮೆಂಟ್ ಆಫೀಸ್ಗಳಲ್ಲಿ ಎಲ್ಲರೂ ಹೋಗಿ ಸ್ವಾತಂತ್ರ್ಯ ದಿನವನ್ನು ಆಚರಣೆ ಮಾಡಿರೋದನ್ನು ನೋಡಿದರೆ, ಸೊ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಬೋದು. ಸೊ ಆರಾಮಾಗಿ ಕರೆ ಮಾಡಿ ನಮ್ಮ ಜೊತೆನಲ್ಲಿ ಮಾತಾಡ್ತಾ ಇವತ್ತಿನ ಶೋನಲ್ಲಿ ಸ್ವಾತಂತ್ರ್ಯ ದಿನದ ಈ ವಿಶೇಷವಾದಂಥ ಸಂಜೆಯನ್ನು ಎಂಜಾಯ್ ಮಾಡೋಣ ಅಂತ ಹೇಳ್ತಾ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ರಕ್ಷಿತಾ ಒಬ್ಬರು ಕಾಲರ್ ಇದ್ದಾರೆ,
1: ಅವ್ರ ಜೊತೆ ಮಾತಾಡೋಣ.
0: ಹಲೋ
2: ಸರ್.
0: ನಮಸ್ತೆ
2: ಶಂಭುಲಿಂಗ. ಮೊದಲನೇ ಕರೆ
0: ಶಂಭುಲಿಂಗ ಅವರು, ಹೇಗಿದ್ದೀರಾ? ಕೇಳಿಲ್ಲ
1: ನಿಮ್ಮದೇ ಮೊದಲನೇ ಕರೆ. ಸ್ವಲ್ಪ ವಾಯ್ಸ್
0: ಬ್ರೇಕ್ ಆಗ್ತಾ ಇದೆ.
1: ಹಲೋ, ಇವಾಗ ಕೇಳಿಸ್ತಾ ಇದೆಯಾ ಸರ್?
2: ಸಿನಿಮಾಗಳಂತ ಸಿನಿಮಾ ಆ ವಾತಾವರಣ ಬಹಳ ಚೆನ್ನಾಗಿತ್ತು. ಈಗ
0: ಬ್ರೇಕ್ ಬ್ರೇಕ್ ಆಗ್ತಾ ಇದೆ, ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ ನಮ್ಗೆ. ಸೊ ಮತ್ತೊಂದ್ಸರಿ ಟ್ರೈ ಮಾಡಿ, ಓಕೆನಾ?
1: ಧನ್ಯವಾದಗಳು. ಬಹುಶಃ ನೆಟ್ವರ್ಕ್ ಇಶ್ಯೂ ಆಗಿರಬಹುದು, ಸೊ ಸರಿಯಾಗಿ ಕೇಳಿಸ್ತಾ ಇರ್ಲಿಲ್ಲ ಶ್ರೀಧರ್. ಸೊ ಹಾಗೇನೇ ನೀವಂತೂ ಬೆಳಗ್ಗೆಯಿಂದ ತುಂಬಾ ಚೆನ್ನಾಗಿ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದ್ದೀರಾ. ನೀವು ಕೂಡ ಇವತ್ತು ನಮ್ಮ ಶಿವಮೊಗ್ಗದಲ್ಲಿ ನಡೆಯುವಂತಹ ಸ್ವಾತಂತ್ರ್ಯೋತ್ಸವಕ್ಕೆ ಭಾಗಿಯಾಗಿದ್ರ, ನೆಹರು ಕ್ರೀಡಾಂಗಣದಲ್ಲಿ ನಡೆದಂತಹ ಒಂದು ಸ್ವಾತಂತ್ರ್ಯೋತ್ಸವಕ್ಕೆ ಭಾಗಿಯಾಗಿದ್ರ, ಹೇಗನ್ನಿಸ್ತು?
0: ಸಿಕ್ಕಾಪಟ್ಟೆ ಖುಷಿ ಆಯ್ತು. ಆಕ್ಚುಲಾಗಿ ನಾವೆಲ್ಲ ಚೈಲ್ಡ್ಹುಡ್ ಡೇಸ್ ಅಲ್ಲಿ ನಾನು ನೆನ್ಪು ಮಾಡ್ಕೊಳ್ಳೋದಾದ್ರೆ ರಕ್ಷಿತಾ, ನಮ್ಮ ಸ್ಕೂಲ್ ಸ್ಟೇಜ್ ಹತ್ರನೇ ಹೋಗ್ತಿರ್ಲಿಲ್ಲ ಆಕ್ಚುಲಾಗಿ, ಅಂದ್ರೆ ಅಷ್ಟು ಭಯ ಬೀಳ್ತಾ ಇದೀವಿ ಸ್ಕೂಲಲ್ಲಿ ಹೋಗಿ ಭಾಷಣ ಮಾಡಬೇಕು ಅಥವಾ ಹಾಡುಗಳನ್ನ ಹೇಳಬೇಕು ಅಂತಂದ್ರೆ. ಸೊ ಇವತ್ತು ನಾನು ನಮ್ಮ ಶಿವಮೊಗ್ಗದ ನೆಹರು ಸ್ಟೇಡಿಯಂನಲ್ಲಿ ನಡೀತಾ ಇದ್ದಂತಹ ಈ ಒಂದು ವಿಶೇಷವಾದಂತಹ ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ಭಾಗಿಯಾಗಿದ್ದು, ಮತ್ತೆ ವೇದಿಕೆ ಹತ್ರನೇ ನಾನು ಆಕ್ಚುಲಾಗಿ ಹೋಗಿ ನೋಡಿದೆ. ಸೊ ಅಲ್ಲಿ ಆಚರಣೆ ಹೇಗಿರುತ್ತೆ, ಮತ್ತೆ ಪೆರೇಡ್ ಯಾವ ರೀತಿಯಲ್ಲಿ ನಡೆಯುತ್ತೆ, ಸೊ ಎಲ್ಲಾ ವಿಚಾರಗಳನ್ನ ನಾನು ಕಣ್ ತುಂಬಿಕೊಂಡೆ ಅಂತಾನೆ ಹೇಳ್ಬೋದು.
1: ಇವತ್ತು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೂಡ ಸ್ವಾತಂತ್ರ್ಯದ ಸಂಭ್ರಮ ತುಂಬಾನೇ ಚೆನ್ನಾಗಿ ನಡೀತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ಹೇಗೆ ನಮ್ಮ ಶಿವಮೊಗ್ಗದಲ್ಲಿ ಸ್ವಾತಂತ್ರ್ಯೋತ್ಸವ ನಡೀತಾ ಇದೆ, ನಮ್ಮ ಶಿವಮೊಗ್ಗದ ಸ್ವಾತಂತ್ರ್ಯ ಹೋರಾಟ ಅಂದಿನ ಕಾಲದಲ್ಲಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಇರ್ಬೋದು, ಮಹಿಳಾ ಸ್ವಾತಂತ್ರ್ಯದ ಬಗ್ಗೆ, ಈಸೂರು ಹೋರಾಟ ಅಂತೂ ಮರೆಯೋ ಹಾಗೆ ಇಲ್ಲ, ಅದ್ರ ಬಗ್ಗೆ ಇರ್ಬೋದು. ಹಾಗೇನೆ

0: ಇಲ್ಲಿನ ಏನು ಮಹಿಳೆಯರಿಗೆ ಸ್ವಾತಂತ್ರ್ಯ ಹೇಗಿದೆ ಅನ್ನೋ ವಿಚಾರವಾಗಿ ಎಲ್ಲ ಮಾತನಾಡ್ತಾ ಇದ್ವು. ಬೆಳಗಿಂದ ಕೂಡ ತುಂಬಾ ಅದ್ಭುತವಾಗಿ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೂಡ ಪ್ರಸಾರ ಆಗ್ತಾ ಇತ್ತು. ನಮ್ಮ ಕೇಳುಗರು ಕೂಡ ತುಂಬಾ ಎಂಜಾಯ್ ಮಾಡಿದ್ದಾರೆ ಅಂತಾನೆ ಅನ್ಕೊಳ್ಬಹುದು ಅಲ್ವಾ?
1: ಹೌದು, ಜೊತೆಗೆ ಮಕ್ಕಳ ಹಾಡುಗಳಾಗಿರ್ಬೋದು, ಸ್ವಾತಂತ್ರ್ಯಕ್ಕೆ ಸಮಾರಂಭ ಏನೋ ಸಂಬಂಧಪಟ್ಟಂತೆ ವಿಚಾರಗಳನ್ನು ಕೂಡ ಮಕ್ಕಳು ತಿಳಿಸ್ತಾ ಇದ್ರು, ಅದು ಕೂಡ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಅಂಡ್ ಓವರ್ಆಲ್ ಆಗಿ ನಾವು ಹೇಳ್ತೀವಿ ಅಂತಂದ್ರೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ನಡೆದಂತಹ ಎಲ್ಲಾ ಕಾರ್ಯಕ್ರಮಗಳು ಕೂಡ ಈ ದಿನದ ಸ್ವಾತಂತ್ರ್ಯ ದಿನದ ಆಚರಣೆಯನ್ನ ಇನ್ನು ಹೆಚ್ಚು ಮಾಡಿದೆ ಅಂತಾನೆ ಹೇಳ್ಬೋದು.
0: ಖಂಡಿತವಾಗ್ಲೂ ಹೌದು ಶ್ರೀಧರ್.
1: ಸೊ ಹಾಗೆ ನಮ್ಮ ಕೇಳುಗರು ಕೂಡ ಬೆಳಗ್ಗೆಯಿಂದ ನಮ್ಮ ಶಿವಮೊಗ್ಗದಲ್ಲಿ ಹೇಗೆ ನಡೀತಾ ಇದೆ ಈ ಒಂದು ಸೆಲೆಬ್ರೇಷನ್ ಅನ್ನೋದನ್ನು ಕೂಡ ಕೇಳಿರ್ತಾರೆ ಅಂತ ಅನ್ಕೊಳ್ತೀವಿ, ಎಂಜಾಯ್ ಮಾಡಿರ್ತಾರೆ ಅಂತ ಅನ್ಕೊಳ್ತೀನಿ. ಸೊ ಹಾಗೆ ರಕ್ಷಿತಾ ಹೇಳಿ, ನಿಮ್ಮ ಈ ಒಂದು ಸ್ವಾತಂತ್ರ್ಯ ದಿನದ ನೆನಪುಗಳನ್ನ ಹೇಳೋದಾದ್ರೆ ಹೇಗೆ?
0: ಅವಾಗ ಸ್ವಾತಂತ್ರ್ಯೋತ್ಸವ ಅಂದ್ರೆ ಅದೊಂದು ಕೇವಲ ಸಂಭ್ರಮ ಆಗಿತ್ತು. ಸ್ಕೂಲಿಗೆ ಹೋಗೋದು, ಸ್ವೀಟ್ ಕೊಡ್ತಿದ್ರು ಗೊತ್ತಾ, ಸ್ವೀಟಿಗೋಸ್ಕರ ಹೋಗ್ತಿದ್ವಿ. ಓ, ಇವತ್ತು ಸ್ಕೂಲಲ್ಲಿ ಚಾಕ್ಲೇಟ್ ಕೊಡ್ತಾರೆ, ಸ್ವೀಟ್ ಕೊಡ್ತಾರೆ ಅನ್ನೋ ಮೆಮೊರಿ ಇತ್ತು. ಬಟ್ ಈಗ ಅಟ್ ಪ್ರೆಸೆಂಟ್ ಆ ಸ್ವಾತಂತ್ರ್ಯ ನಮಗೆ ಸಿಕ್ಕಿದೆ ಅಂದರೆ ಅದರ ಹಿಂದಿರುವಂತಹ ಕಥೆಗಳು ಗೊತ್ತು, ಅದು ತ್ಯಾಗ ಬಲಿದಾನಗಳು ನಮಗೆ ಗೊತ್ತು. ಯಾಕೆಂತಂದರೆ ಈ ಸ್ವಾತಂತ್ರ್ಯ ನಮಗೆ ಈಸಿಯಾಗಿ ಸಿಕ್ಕಿರುವಂಥದ್ದಲ್ಲ, ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯ, ಪ್ರತಿಯೊಬ್ಬ ಭಾರತೀಯನ ಶ್ರಮ ಕೂಡ ಇದೆ. ಸೊ ಹಾಗಾಗಿ ಈಗ ಸ್ವಾತಂತ್ರ್ಯ ಈಗ ಸಿಕ್ಕಿದೆ ಅಂದರೆ ಸ್ವಾತಂತ್ರ್ಯೋತ್ಸವ ಅಂದರೆ ಒಂದು ಪ್ರೌಡ್ ಫೀಲ್ ಇದೆ, ಒಂದು ರೀತಿ ಹೆಮ್ಮೆ ಇದೆ. ಹಾಗೆ ನಮ್ಮ ದೇಶಕ್ಕಾಗಿ ಹೋರಾಡಿದವರ ಬಗ್ಗೆ ತುಂಬಾ ಗೌರವದ ಫೀಲ್ ಇದೆ. ಆಗ ಚೈಲ್ಡ್ಹುಡ್ ಡೇಸಲ್ಲಿ ಬರೀ ಹೋಗು, ಎಂಜಾಯ್ ಮಾಡು, ಏನು ಶಿಸ್ತಲ್ಲಿ ಸ್ಕೂಲಿಗೆ ಹೋಗೋದು, ಶೂಸ್ ಹಾಕ್ಕೊಂಡು ಎಲ್ಲ ರೆಡಿಯಾಗಿ ಹೋಗುದೇ ಒಂದು ಸಂಭ್ರಮ ಆಯ್ತು ಅಂತ.
1: ಹೌದು, ಅಂಡ್ ಇವತ್ತು ಕೂಡ ನೀವು ಆಗ್ಲೇ ಕೇಳಿದ್ರಿ, ಇವತ್ತಿನ ಸ್ವಾತಂತ್ರ್ಯ ದಿನದಲ್ಲಿ ನೀವು ಭಾಗಿಯಾಗಿದ್ರಿ ಅಂತೇಳಿ. ಅಂಡ್ ಲಾಸ್ಟ್ ಅಲ್ಲಿ ನಮ್ಮ ಸ್ಟೇಡಿಯಂ ಅಲ್ಲಿ ಕೂಡ ಚಾಕ್ಲೇಟ್ ಗಳನ್ನ ಹಂಚ್ತಾ ಇದ್ರು, ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು.
0: ಯಸ್
1: ಯಸ್, ಡೆಫಿನೆಟ್ಲಿ ಚಾಕ್ಲೇಟ್ ಕೂಡ ತಗೊಂಡೆ, ಹಾಗೆ ಪೇಡ ಕೂಡ ಕೊಡ್ತಾ ಇದ್ರು, ಅದೆಲ್ಲ ಚೆನ್ನಾಗಿ ತಗೊಂಡ್ವಿ. ಯಾಕಂದ್ರೆ ಇದೆಲ್ಲ ಒಂದು ಮೆಮೊರಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಇದೇ ರೀತಿ ನಾವು ಲೈನ್ ಅಲ್ಲಿ ಹೋಗಿ ಚಾಕ್ಲೇಟ್ ಇಸ್ಕೊಂಡು ಅಥವಾ ಅವ್ರು ಏನೋ ಒಂದು ಸ್ವೀಟ್ ಕೊಡ್ತಾರೆ ಅದನ್ನು ಕೂಡ ಇಸ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ಅಂಡ್ ಅದೇ ಒಂದು ಫೀಲ್ ಇವಾಗಲೂ ಕೂಡ ಸಿಕ್ತು ಅಂತಾನೆ ಹೇಳ್ಬೋದು. ಅಂಡ್ ಹಾಗೆ ರಕ್ಷಿತಾ, ಒಂದು ಮಾತನ್ನ ಹೇಳಬೇಕು ಅಂತಂದ್ರೆ, ನಮಗೆ ಕೆ ವಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂತಹ ಒಂದು ಮಾತು ನೆನಪಾಗುತ್ತೆ, ನಾವು ಬಯಸಿದಂತೆ ಬದುಕುವ ಸ್ವಾತಂತ್ರ್ಯ ಯಾವತ್ತೂ ಭಯಾನಕ ಹೋರಾಟದ ಫಲವೇ ಆಗಿರುತ್ತೆ ಹೊರತು ಸುಲಭಕ್ಕೆ ಸಿಗೋದಲ್ಲ ಅಂತ ಹೇಳಿ ಅವರು ಹೇಳ್ತಾರೆ. ಸೊ ಖಂಡಿತವಾಗ್ಲೂ ಈ ಮಾತು ನಿಜ ಅಂತಾನೆ ಹೇಳ್ಬೋದು. ಸೊ ಹಾಗೆ ನಮ್ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ ರಕ್ಷಿತಾ, ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ,
2: ನಮಸ್ತೆ ಸರ್.
1: ನಮಸ್ತೆ ಪ್ರೇಮ ಅವರು.
2: ಹೌದು ಸರ್,
1: ಹೇಗಿದ್ದೀರಾ ಪ್ರೇಮ ಅವರೇ?
2: ಚೆನ್ನಾಗಿದ್ದೀನಿ ಸರ್. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸರ್ ಎಲ್ಲರಿಗೂ.
1: ಥ್ಯಾಂಕ್ ಯು, ನಿಮಗೂ ಕೂಡ ಸ್ವಾತಂತ್ರ್ಯ ದಿನದ ಶುಭಾಶಯಗಳು.
2: ಹಾ, ಇವತ್ತು ಎಲ್ಲ ಶಿವಮೊಗ್ಗದಲ್ಲಿ ತುಂಬಾ ಚೆನ್ನಾಗಿ ಮೂಡ್ ಬರ್ತಿದೆ ಸರ್ ದಿನಾಚರಣೆ ಬಗ್ಗೆ. ನಾವು ಎಲ್ಲ ಬಾವುಟ ಎಲ್ಲ ಹಾರ್ತಿದೀವಿ ಸರ್, ರಂಗೋಲಿ ಹಾಕಿದೀವಿ ಕಲರ್ ಕಲರ್.
1: ಸೂಪರ್.
2: ಹೌದು ಸರ್, ಇವಾಗೆಲ್ಲ ಚೆನ್ನಾಗಿದೆ ಸರ್. ನಾವ್ ಇದಕ್ಕಿಂತ ನಮ್ಗೆ ಚಿಕ್ಕ ಮಕ್ಕಳಲ್ಲಿ ನಮ್ಗೆ ಟೇಪ್ ಬಳೆ ಎಲ್ಲ ತರ್ಸ್ಕೊಳ್ಳೋದೇ ದೊಡ್ಡ ಸಮಸ್ಯೆ ಆಯ್ತು ಸರ್. ಆಗ ಒಂದ್ ವಾರದಿಂದ ಹೇಳಿ ಹೇಳಿ ಎಲ್ಲ ತರ್ಸ್ಕೊಂಡು ದಿನಾಚರಣೆಗೆ ರೆಡಿಯಾಗಿ ಹೋಗ್ತಿದ್ದು ಸರ್. ಅದೆಲ್ಲ ನೆನಪು ಬರುತ್ತೆ ಸರ್, ಪ್ರತಿ ದಿನಾಚರಣೆ ಬಂದಾಗ ಖುಷಿ ಆಗುತ್ತೆ ಆ ನೆನಪುಗಳೆಲ್ಲ ಬಂದ್ಬಿಟ್ಟು ನಮ್ಗೀಗ.
1: ಅಂದ್ರೆ
2: ಒಂದು ಬೇಜಾರು ಅಂದ್ರೆ ಸರ್, ನಮ್ಗೆ ಪ್ರತಿ ವರ್ಷನೂ ಮಳೆ ಇರೋದು ಸರ್ ದಿನಾಚರಣೆ ದಿನ. ನಾವು ನೋಡಿದ ಮಟ್ಟಿಗೆ ಪ್ರತಿ ವರ್ಷ ಇರೋದು ಸರ್, ಈ ವರ್ಷ ಮಾತ್ರ ಮಳೆ ಇಲ್ಲ ಸರ್ ಅದೇ ಒಂದು.
1: ಸೊ ಹಾಗೆ ಪ್ರೇಮ ಅವರೇ, ನೀವು ಚೈಲ್ಡ್ಹುಡ್ ಡೇಸ್ ಅಲ್ಲಿ ಒಂದು ಸ್ವಾತಂತ್ರ್ಯ ದಿನವನ್ನ ಯಾವ ರೀತಿ ಎಂಜಾಯ್ ಮಾಡಿದ್ರಿ ಅದ್ರ ಬಗ್ಗೆ ಹೇಳ್ಬೋದಾ?
2: ಹೌದು ಸರ್, ನಮ್ಗೆ ಅವತ್ತು ನಿದ್ರೆನೆ ಬರ್ತಿರ್ಲಿಲ್ಲ ಸರ್ ರಾತ್ರಿ ಇಡೀ. ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ನಾವು ಆಗ ಬಣ್ಣ ಬಣ್ಣ ಟೇಪ್ ಹೇಳ್ಬಿಟ್ಟಿರೋ ಸರ್, ನಮ್ಗೆ ಟೇಪ್ ಗಳು ಬೇಕು, ನಿಮ್ಗೆ ಹಸಿರು ಟೇಪ್ ಗಳು ಬೇಕು ಸರ್, ಆ ಬಳೆ ಎಲ್ಲ ತರ್ಸ್ಕೊಂಡು. ಅದು ಹೊಸ ಬಟ್ಟೆ, ಅದು ಹಬ್ಬದ ತರನೆ ಸರ್ ನಮ್ಗೆ. ಆಗ ಹಬ್ಬದಲ್ಲಿ ಯಾವ ತರ ಇರುತ್ತೆ, ಹೊಸ ಬಟ್ಟೆನೆ ಬೇಕು. ಎಲ್ಲ ತರ್ಸ್ಕೊಂಡು ಖುಷಿಯಿಂದ ಹೋಗಿ ಒಂದು ಚಾಕ್ಲೇಟ್ ಕೊಟ್ರೆ ಅದನ್ನೇ ಖುಷಿಯಿಂದ ಎಲ್ಲಿ ಕರ್ಗೋಗ್ಬಿಡುತ್ತ ಅಂತ ಮನೆಯವರಿಗೆ ತಿನ್ಕೊಂಡ್ ಬರೋದು, ಅವೆಲ್ಲ ಚೆನ್ನಾಯ್ತು ಸರ್ ನೆನ್ಪು. ಆತರ ಇತ್ತು ಸರ್ ನಮ್ದು ದಿನಾಚರಣೆ ಆಚರಿಸೋದ್.
1: ಸೂಪರ್ ಸೂಪರ್ ಆಗರ. ಸೊ ಈ ತರ ಈ ಸರಿ ಎಲ್ಲರೂ ಹೋಗಿದ್ರ ನೀವು?
2: ಇಲ್ಲ ಸರ್, ಪ್ರತಿ ವರ್ಷ ಆಲೂರಲ್ಲಿ ಇದ್ದ ಹೋಗ್ತಿದ್ವಿ ಸರ್ ನಾವಲ್ಲಿ. ಅಂದ್ರೆ ಈ ಸರಿ ಒಂದ್ ಸ್ವಲ್ಪ ದೂರ ಆಯ್ತಂತ ಹೋಗ್ಲಿಲ್ಲ ಸರ್. ನಮ್ಮ ಮನೇಲೇ ಬಾವುಟ ಹರಿಸಿ ರಂಗೋಲಿ ಎಲ್ಲ ಹಾಕಿ ಇಲ್ಲೇ ನಿಮ್ ಕಾರ್ಯಕ್ರಮ ಎಲ್ಲ ಕೇಳ್ತಾನೆ ಖುಷಿ ಪಟ್ಟು ಸರ್ ನಾವು ಈ ಸರಿ.
1: ಓಕೆ ಓಕೆ ಸೂಪರ್.
2: ಹೌದು ಸರ್,
1: ಥ್ಯಾಂಕ್ ಯು, ಥ್ಯಾಂಕ್ ಯು ಪ್ರೇಮ ಅವರೇ.
2: ಥ್ಯಾಂಕ್ ಯು ಸರ್.
1: ಪ್ರೇಮ ಅವರು ಕರೆ ಮಾಡಿದ್ರು ಹಾಸನಿಂದ, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು.
0: ಮನೆಯಲ್ಲೇ ಸ್ವಾತಂತ್ರ್ಯೋತ್ಸವವನ್ನ ಆಚರಿಸಿದೀವಿ ಅನ್ನೋದಾಗಿ ಹೇಳ್ತಾ ಇದ್ರು. ಹಾಗೇನೆ ಹರ್ ಘರ್ ತಿರಂಗ, ನಮ್ಮ ಮೋದಿಜಿ ಅವರು ಪ್ರತಿಯೊಬ್ಬರು ಮನೆ ಮನೆಯಲ್ಲೂ ಕೂಡ ಬಾವುಟವನ್ನ ಹಾರಿಸಬೇಕು ಅನ್ನುವಂತಹ ಉದ್ದೇಶದಿಂದ ಒಂದು ಪ್ರತಿ ವರ್ಷ 75ನೇ ವರ್ಷದಿಂದ ಈ ಒಂದು ಆಚರಣೆ ಬಂದಿದೆ. ಸೊ ಇದೊಂದು ಒಳ್ಳೆ ಆಚರಣೆ ಅಂತಾನೆ ಹೇಳ್ಬಹುದು ಅಲ್ವಾ?
1: ಯಾಕೆಂತ
0: ಹೇಳಿದ್ರೆ, ಇವಾಗ ಯಾವ್ದೋ ಒಂದು ಸ್ಕೂಲ್ಗಳಲ್ಲೋ ಅಥವಾ ಯಾವ್ದಾದ್ರು ಒಂದಷ್ಟು ಆಫೀಸ್

0: ಗಳಲ್ಲಿ ನಡೀತಾ ಇದ್ದಂತಹ ಆಚರಣೆಗೆ ಎಲ್ಲರೂ ಹೋಗ್ಬೇಕಿತ್ತು. ಇವಾಗ ನಮ್ಮ ಮನೇಲಿ ನಾವು ತಿರಂಗವನ್ನ ಹಾರಿಸ್ತೀವಿ ಅಂದ್ರೆ ಅದ್ರ ಖುಷಿನೇ ಬೇರೆ ಅಂತಾನೆ ಹೇಳ್ಬಹುದಲ್ವಾ? ಹಾಗೆ ಶ್ರೀಧರ್, ನಮ್ಮ ಕೇಳುಗರಿಗಾಗಿ ನಾನೊಂದು ಪ್ರಶ್ನೆಯನ್ನ ಕೇಳ್ತಿದ್ದೀನಿ. ಏನಪ್ಪ ಪ್ರಶ್ನೆ ಅಂದ್ರೆ, ನಾವ್ ಇವಾಗ ಎಲ್ಲರೂ ಕೂಡ ಸ್ವಾತಂತ್ರ್ಯೋತ್ಸವವನ್ನ ಆಚರಿಸ್ತೀವಿ, ಬಾವುಟವನ್ನ ಹಾರಿಸಿ ಆಚರಿಸ್ತೀವಿ. ಇವತ್ತಿಗೂ ಕೂಡ ಕೆಂಪು ಕೋಟೆಯ ಮೇಲೆ ಪ್ರಧಾನ ಮಂತ್ರಿಯಾದವರು ಧ್ವಜವನ್ನ ಹಾರಿಸ್ತಾರೆ ಅಲ್ವಾ? ಸೊ ಹಾಗಿದ್ರೆ ನನ್ನ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಭಾರತದ ಸ್ವಾತಂತ್ರ್ಯ ದಿನವಾದ August 19, 1947 ಕೆಂಪು ಕೋಟೆಯಲ್ಲಿ ಮೊದಲ ಬಾರಿಗೆ ರಾಷ್ಟ್ರಧ್ವಜವನ್ನ ಹಾರಿಸಿದವರು ಯಾರು ಅಂತ ಹೇಳಿ. ಆಲ್ರೆಡಿ ನಾನು ಮಾತನಾಡುವಾಗಲೇ ಒಂದು ಹಿಂಟ್ ಅನ್ನಂತೂ ಕೊಟ್ಟಿದ್ದೀನಿ. ಸೊ ನೀವು ಉತ್ತರವನ್ನ ಕಳಿಸಿಕೊಡಬಹುದಾಗಿದೆ. ನಮ್ಮ ಸಂಖ್ಯೆ 9682769680 9620969. ಪ್ರಶ್ನೆ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. 1947 ಸ್ವಾತಂತ್ರ್ಯ ಬಂತಲ್ವಾ, ಸ್ವಾತಂತ್ರ್ಯ ಬಂದ August 15 ಸ್ವಾತಂತ್ರ್ಯ ಧ್ವಜ ಬಾವುಟವನ್ನ ಕೆಂಪು ಕೋಟೆಯ ಮೇಲೆ ಮೊದಲು ಹಾರಿಸಿದವರು ಯಾರು ಅಂತ ಹೇಳಿ ನೀವು ಉತ್ತರವನ್ನ ಕಳಿಸಬಹುದಾಗಿದೆ. ನಮ್ಮ ಸಂಖ್ಯೆಗೆ ನೀವು ಮೆಸೇಜ್ ಮಾಡುವುದರ ಮೂಲಕ ತಿಳಿಸಬಹುದಾಗಿದೆ.
1: ಗೊತ್ತಾಯ್ತಲ್ವಾ, ರಕ್ಷಿತ್ ಅವರು ಕೇಳಿದಂತಹ ಕ್ವಶನ್ಗೆ ನಿಮಗೆ ಆನ್ಸರ್ ಗೊತ್ತಿದೆ ಅಂದ್ರೆ ಕಾಲ್ ಮಾಡಿ ಕೂಡ ಹೇಳ್ಬೋದು, ಹಾಗೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಮಾಡಿ ಕೂಡ ಹೇಳ್ಬೋದು. ಅಂಡ್ ಹಾಗೆ ರಕ್ಷಿತಾ, ನೀವು ಆಗ್ಲೇ ಹೇಳ್ತಾ ಇದ್ರಿ ಹರಿಹರ ತಿರಂಗ ಅಂತ ಹೇಳಿ, ಡೆಫಿನೆಟ್ಲಿ ಅದೊಂದು ಒಳ್ಳೆಯ ಥೀಮ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ನಮಗೆಲ್ಲರಿಗೂ ಕೂಡ ಈಗ ಹಳ್ಳಿಯಲ್ಲಿರುವಂತಹ ಜನರಿಗೂ ಕೂಡ ಅಷ್ಟೇ, ಸ್ಕೂಲ್ ಹೋಗುವಂತಹ ಮಕ್ಕಳು ಅವರಿಗೆ ರೆಡಿ ಮಾಡಿ ಕಳಿಸ್ಬೇಕು ಅನ್ನೋದು ಅವ್ರ ಪೇರೆಂಟ್ಸ್ಗೆ ಗೊತ್ತಿರ್ತಾ ಇತ್ತು. ಬಟ್ ಅದೇನಾಯ್ತು ಅಂತಂದ್ರೆ, ನಮ್ಮ ಪ್ರಧಾನಿಗಳು ಹೇಳಿದ ನಂತರದಲ್ಲಿ ಸೊ ಮನೆ ಮನೆಯಲ್ಲಿ ಬಾವುಟವನ್ನ ಆರಿಸ್ಬೇಕು ಅಂತ ಅಂದಾಗ, ಸೊ ಮನೆಗಳಿಗೆ ಬಾವುಟವನ್ನ ತರ್ತಾರೆ, ಅದನ್ನ ಯಾವ ರೀತಿ ತೆಗಿಬೇಕು ಮತ್ತೆ ಯಾವ ರೀತಿ ಅದನ್ನ ಹಾರಿಸ್ಬೇಕು ಅನ್ನೋದು ಕೂಡ ಪ್ರತಿಯೊಂದು
0: ವಿಚಾರಿಡ್ಬೇಕು.
1: ಸೊ ಎಲ್ಲ ವಿಚಾರವನ್ನು ಕೂಡ ಪ್ರತಿಯೊಬ್ಬರಿಗೂ ತಿಳಿಸುವಂತಹ ಒಂದು ಕೆಲಸ ನಡೀತು ಅಂತಾನೆ ಹೇಳ್ಬೋದು ಅದರಲ್ಲಿ. ಯಾಕೆಂದ್ರೆ ಅವರು ಈ ಒಂದು ರಾಷ್ಟ್ರ ಧ್ವಜಕ್ಕೆ ಯಾವ ರೀತಿ ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋದು ಕೂಡ ಗೊತ್ತಾಯ್ತು ಒಂದ್ ಕಡೆನಲ್ಲಿ, ಈವನ್ ಮಕ್ಕಳಿಗೂ ಕೂಡ ಗೊತ್ತಾಯ್ತು, ಪೇರೆಂಟ್ಸ್ಗೂ ಕೂಡ ಗೊತ್ತಾಯ್ತು, ಪ್ರತಿಯೊಬ್ಬರಿಗೂ ಕೂಡ ನಮ್ಮ ರಾಷ್ಟ್ರ ಧ್ವಜದ ಬಗ್ಗೆ ಹಾಗೆ ನಮ್ಮ ರಾಷ್ಟ್ರದ ಬಗ್ಗೆ ಒಂದು ಗೌರವ ಬರುವಂತಹ ಒಂದು ಕೆಲಸ ಆಯ್ತು ಅಂತ
0: ಹೆಚ್ಚಾಯ್ತು ಅಂತ ಹೇಳ್ಬಹುದು. ಸೊ ಹಾಗೇನೆ ಈಗ ಇನ್ನೊಂದು ಬೇಜಾರಿನ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ನಾವು August 15 ಎಲ್ಲರೂ ಕೂಡ ಧ್ವಜಾರೋಹಣವನ್ನ ಮಾಡ್ತೀವಿ, ಎಲ್ಲೋ ತುಂಬಾ ಜನ ಬೈಕ್ ಅಲ್ಲಿ ಫ್ಲಾಗ್ ನ ಹಾಕೊಂಡು ಹೋಗೋದಿರ್ಬೋದು, ಅಥವಾ ಎಲ್ಲೋ ಫ್ಲಾಗ್ ಗಳನ್ನೆಲ್ಲ ಮಾರ್ತಾ ಇರ್ತಾರೆ, ಸೇಲ್ ಮಾಡ್ತಾ ಇರ್ತಾರೆ. ಅಂತ ಟೈಮಲ್ಲಿ ಫ್ಲಾಗ್ ನ ತಗೊಂಡಿರ್ತೀವಿ, ಅಥವಾ ಯಾವ್ದಾದ್ರು ಕಾರ್ಯಕ್ರಮಗಳಿಗೆ ಭಾಗವಹಿಸುವಾಗ ಫ್ಲಾಗ್ ನ ಇಟ್ಕೊಂಡಿರ್ತೀವಿ, ನಮ್ಮ ದೇಶದ ಬಾವುಟ ಅಂತ ಹೆಮ್ಮೆಯಿಂದ ಇಟ್ಕೊಂಡಿರ್ತೀವಿ. ಬಟ್ ಏನಾಗುತ್ತೆ, ಕೆಲವು ಸಂದರ್ಭದಲ್ಲಿ ಅದನ್ನ ಎಲ್ಲೆಂದ್ರಲ್ಲಿ ಎಸೆಯೋದನ್ನ ನೋಡ್ತಿರ್ತೀವಿ, ಅಲ್ಲೇ ಬಿಟ್ಟು ಹೋಗೋದು ಅಂತ ಸಾಧ್ಯತೆಗಳಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಧ್ವಜಕ್ಕೆ ನಾವು ರೆಸ್ಪೆಕ್ಟ್ ನ ಕೊಡೋದು ತುಂಬಾನೇ ಮುಖ್ಯವಾಗುತ್ತೆ.
1: ಸೊ ಹೌದು, ನಮ್ಮ ರಾಷ್ಟ್ರ ಧ್ವಜಕ್ಕೆ ಏನು ನಾವು ಬಾವುಟವನ್ನ ಆರಿಸ್ತೀವಿ ಅಥವಾ ನಾವು ಬೈಕ್ಗಳಲ್ಲಿ ತಗೊಂಡು ಹೋಗ್ತೀವಿ ಈ ಥರದೆಲ್ಲ ಏನೇ ಆಗುತ್ತೆ, ಸೊ ಇದಾದ ನಂತರದಲ್ಲಿ ಅದಕ್ಕೆ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನು ಕೂಡ ತಿಳ್ಕೊಬೇಕಾಗತ್ತೆ.
0: ಸೊ
1: ಹಾಗಾಗಿ ಈ ರೀತಿ ಏನು ಬೆಳಗ್ಗೆ ಕೂಡ ನಾವು ನಮ್ಮ ಶಿವಮೊಗ್ಗದಲ್ಲಿ ರ್ಯಾಲಿಗಳಾಗಿದ್ದನ್ನು ನೋಡ್ಬೋದು, ಸುಮಾರು ಜನ ಬೈಕ್ಗಳಲ್ಲಿ ಬಾವುಟಗಳನ್ನ ಹಾರಿಸ್ಕೊಳ್ತಾ ಹೋಗ್ತಾ ಇರ್ತಾರೆ, ಆ್ಯಂಡ್ ಆಟೋಗಳಲ್ಲಿ ಕೂಡ ಹಾಕೊಂಡಿರ್ತಾರೆ. ಸೊ ಇವರೆಲ್ಲರೂ ಕೂಡ ಸಂಜೆಯ ಸಮಯದಲ್ಲಿ ಅದನ್ನು ಯಾವ ರೀತಿ ಮಡಚಿಡಬೇಕು ಇದೆಲ್ಲದನ್ನು ಕೂಡ ತಿಳ್ಕೊಬೇಕಾಗತ್ತೆ. ಸೊ ಅದಕ್ಕೆ ಯಾವ ರೀತಿ ಗೌರವವನ್ನು ಕೊಡಬೇಕಾಗತ್ತೆ, ಆ ಗೌರವವನ್ನು ಕೊಡಬೇಕಾಗತ್ತೆ ನಿಜವಾಗ್ಲೂ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
0: ಖಂಡಿತವಾಗ್ಲೂ ಹೌದು. ಸೊ ಹಾಗೇನೆ ಈಗ ಒಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತನಾಡಿಸೋಣ.
1: ಓಕೆ, ಹಲೋ
2: ಹಲೋ ನಮಸ್ಕಾರ.
1: ಹಾ, ನಮಗೆ ಅದೇ ಡಿಸ್ಟರ್ಬೆನ್ಸ್ ಇದೆ ಸರ್. ಇನ್ನೂ
0: ಓಕೆ, ಯಾರೋ ಕರೆ ಮಾಡಿದ್ರು, ನೆಟ್ವರ್ಕ್ ಇಶ್ಯೂ ಇತ್ತು, ಸೊ ಹಾಗಾಗಿ ಕರೆ ಕಟ್ ಆಗಿದೆ. ಸೊ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಕರೆ ಮಾಡುವಾಗ ದಯವಿಟ್ಟು ನೆಟ್ವರ್ಕ್ ಸರಿಯಾಗಿ ಸಿಗುವಂತಹ ಸ್ಥಳಕ್ಕೆ ಬಂದು ಕರೆ ಮಾಡಿ, ಇಲ್ಲ ಅಂತ ಹೇಳಿದ್ರೆ ನೀವು ಮಾತನಾಡೋದು ಏನೂ ಕೂಡ ನಮಗೆ ಕೇಳಿಸೋದಿಲ್ಲ, ಆ ರೀತಿ ಆಗುತ್ತೆ. ಸೊ ಹಾಗೇನೆ ನಾವು ಚೈಲ್ಡ್ಹುಡ್ ಡೇಸಲ್ಲಿ ಯಾವ ರೀತಿ ಸ್ವಾತಂತ್ರ್ಯೋತ್ಸವವನ್ನ ಆಚರಿಸ್ತಾ ಇದ್ವಿ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಸೊ ಅದೇ ರೀತಿಯಾಗಿ ನೀವು ಕೂಡ ಕರೆ ಮಾಡಿ, ನಿಮ್ಮ ಒಂದು ಚಿಕ್ಕ ವಯಸ್ಸಿನ ಬಾಲ್ಯದ ಆಚರಣೆ ಹೇಗಿತ್ತು, ಹಾಗೆ ಈಗ ಯಾವ ರೀತಿ ನೀವು ಸ್ವಾತಂತ್ರ್ಯೋತ್ಸವವನ್ನ ಆಚರಿಸ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸಬಹುದು.
1: ಎಲ್ಲಾದ್ರೂ ನೀವು ಪಾರ್ಟಿಸಿಪೇಟ್ ಮಾಡಿದ್ರ ಅಂತಂದ್ರೆ, ಅಥವಾ ಈಗಲೂ ಕೂಡ ಸ್ವಾತಂತ್ರ್ಯ ದಿನದಲ್ಲಿ ನನಗೆ ಭಾಷಣ ಮಾಡ್ಬೇಕಪ್ಪ ಅಂತ ಆಸೆ ಆಗಿದ್ರೆ, ಅಥವಾ ನೀವು ಯಾವುದೋ ಒಂದು ದೇಶಭಕ್ತಿ ಗೀತೆನ ಹಾಡಬೇಕು ಅಂತ ನಿಮಗೆ ಯಾವತ್ತಾದ್ರೂ ಅನಿಸಿದ್ರೆ, ಸೊ ಇವತ್ತು ನೀವು ಆ ಒಂದು ಅವಕಾಶ ಸಿಕ್ಕು, ಅದನ್ನು ಪಾರ್ಟಿಸಿಪೇಟ್ ಮಾಡಿ, ಅದನ್ನು ನೀವು ಎಂಜಾಯ್ ಮಾಡಿದ್ರೆ ಅಂತಂದ್ರೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಆ ಖುಷಿಯನ್ನು ಹಂಚ್ಕೊಳ್ಬೋದು. ಸೊ ನಮ್ಮ ಸಂಖ್ಯೆಗೆ ಕರೆ ಮಾಡಿ, 9682769680969627 ಈ ಸಂಖ್ಯೆಗೆ ಕರೆ ಮಾಡಿ. ಆ್ಯಂಡ್ ಹಾಗೆ ರಕ್ಷಿತ್ ಅವರು ಕೂಡ ಆಗಲೇ ಒಂದು ಕ್ವೆಶನ್ ಕೇಳಿದ್ರು ಗೊತ್ತಿದೆಯಾ, ಸೊ ಆ ಕ್ವೆಶನ್ಗೆ ಆನ್ಸರ್ ಗೊತ್ತಿದ್ರೆ ನೀವು ಕೂಡ ನಮಗೆ ವಾಟ್ಸಪ್ ಮಾಡ್ಬೋದು ಅಥವಾ ಕರೆ ಮಾಡಿ ಕೂಡ ಹೇಳ್ಬೋದು.
0: ಹೌದು, ಕ್ವೆಶನ್ ಮತ್ತೆ ಹೇಳ್ತಿದ್ದೀನಿ. ಭಾರತದ ಸ್ವಾತಂತ್ರ್ಯ ದಿನವಾದ August 15, 1947 ಕೆಂಪು ಕೋಟೆಯಲ್ಲಿ ಮೊದಲ ಬಾರಿಗೆ ರಾಷ್ಟ್ರ ಧ್ವಜವನ್ನ ಹಾರಿಸಿದವರು ಯಾರು ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದೆ. ಇದಕ್ಕೆ ನೀವು ಉತ್ತರವನ್ನ ಕೊಡಬಹುದಾಗಿದೆ. ಸೊ ಹಾಗೆ ಶ್ರೀಧರ್, August 15, 1947 ಸ್ವಾತಂತ್ರ್ಯೋತ್ಸವ ಹೇಗಿರಬಹುದಲ್ವಾ? ಇವತ್ತು 80 ವರ್ಷ ಆಗಿದೆ. ಸೊ ಇವತ್ತಿಗೂ ಕೂಡ ನಾವು ಆ ಒಂದು ಸ್ವಾತಂತ್ರ್ಯದ ದಿನವನ್ನ ಆಚರಿಸ್ತಾ ಇದೀವಿ. ಆ ಒಂದು ಖುಷಿ ಇದೆ ಅಂದ್ರೆ ಅವತ್ತಿನ ಸ್ವಾತಂತ್ರ್ಯೋತ್ಸವ ಹೇಗಿರಬಹುದು ಅಂತ ನೆನೆಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಮನೆ ಮನೆಯಲ್ಲೂ ಕೂಡ ಹಬ್ಬದ ವಾತಾವರಣ ಇರುತ್ತೆ. ಹಬ್ಬಕ್ಕಿಂತಲೂ ಹೆಚ್ಚಿನ ವಾತಾವರಣ ಇರಬಹುದಲ್ವಾಗ?
1: ನಿಜ ನಿಜ. ಯಾಕೆಂದ್ರೆ ಆಗ ಎಷ್ಟೋ ಜನ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿರುವಂತದ್ದು, ತ್ಯಾಗ ಬಲಿದಾನ ಅನ್ನೋದು ಅವಾಗಿನ ಕಾಲದಲ್ಲಿ ಕಣ್ಣಾರೆ ಅವರು ಕಂಡಿರ್ತಾರೆ. ಅದಾದ ನಂತರದಲ್ಲಿ ಸ್ವಾತಂತ್ರ್ಯ ಸಿಕ್ತು ಅನ್ನುವಂತಹ ಒಂದು ವಿಚಾರ ಕಿವಿಗೆ ಬಿದ್ದ ತಕ್ಷಣ ಅವರಿಗೆ ಏನು ಬೇಡ ಜೀವನದಲ್ಲಿ ಅನ್ನುವಷ್ಟು ಖುಷಿ ಆಗಿರುತ್ತೆ. ಯಾಕಂದ್ರೆ ಆ ಒಂದು ಸಂಭ್ರಮ ಇದೆಯಲ್ಲ, ಅದು ಯಾವತ್ತಿಗೂ ಕೂಡ ಅವರು ಮರೆಯೋದಕ್ಕೆ ಆಗದಿರುವಂತಹ ಒಂದು ಕ್ಷಣ ಆಗಿತ್ತು ಅಂತಾನೆ ಹೇಳ್ಬೋದು. ಅಂಡ್ ಇವತ್ತು ಕೂಡ ನಾವು ಸ್ವಾತಂತ್ರ್ಯ ದಿನವನ್ನ ಇಷ್ಟು ಎಂಜಾಯ್ ಮಾಡ್ತೀವಿ ಅಂತಂದ್ರೆ ಆಗಿನ ಸಮಯದಲ್ಲಿ ಅಲ್ಲಿದ್ದಂತಹ ಪ್ರತಿಯೊಬ್ಬರು ಎಷ್ಟು ಆ ಒಂದು ಸ್ವಾತಂತ್ರ್ಯ ದಿನವನ್ನ ಎಂಜಾಯ್ ಮಾಡಿರ್ಬೋದು. ಹಾಗೆ ಆ ಒಂದು ಉಸಿರಾಟದಲ್ಲೂ ಕೂಡ ವ್ಯತ್ಯಾಸ ಕಂಡಿರುತ್ತೆ. ಅವತ್ತು
0: ಸ್ವಾತಂತ್ರ್ಯ ಸಿಕ್ತು ಅನ್ನೋ ಖುಷಿ, ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ಪಡೆದ ಸ್ವಾತಂತ್ರ್ಯ ಇದು. ಸೊ ಆದ್ರಿಂದ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ತುಂಬಾನೇ ಖುಷಿ ಇರುತ್ತೆ. ಆ ಒಂದು ನೆನ್ಸ್ಕೊಳ್ಳೋದಕ್ಕೂ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಆಗೋದಿಲ್ಲ ಅಂತಹ ಒಂದು ಕ್ಷಣವನ್ನ ಅಲ್ವಾ?
1: ಹೌದು. ಸೊ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಒಬ್ರು ಕಾಲರ್ ಕೂಡ ಇದಾರೆ, ಅವ್ರ ಜೊತೆ ಮಾತಾಡೋಣ. ರಕ್ಷಿತಾ,
2: ಓಕೆ.
1: ಹಲೋ,
2: ನಮಸ್ತೆ ಸರ್.
1: ನಮಸ್ತೆ,
2: ಆರಾಮಿದ್ದೀರಿ ಸರ್?
1: ಓ, ಆರಾಮಾಗಿದ್ದೀವಿ. ಶಿವಶರಣ ಅವರು, ನೀವು?
2: ನಾವು ಆರಾಮಿದ್ದೀವಿ ನೋಡಿ ಮೇಡಮ್. ಸರ್, ಇವತ್ತೇನು ಇಬ್ರು ಬಂದಿರಲ್ಲ, ನಮ್ಮ ರಕ್ಷಿತಾ ಉಳ್ಳ ಮೇಡಮ್ ಅವರು, ನೀವು?
1: ಹೌದು, ಇವತ್ತು ಸ್ವಾತಂತ್ರ್ಯ ದಿನದ ವಿಶೇಷವಾದಂತಹ ಕಾರ್ಯಕ್ರಮ ಇದು.
2: ಅದೇ ಒಂದು ಇವತ್ತು ಸರ್, ಇದು ಕೊಟ್ರಿ ನಮ್ಗೆ ಅಂತ ಒಂದು.
1: ಹಾ ಸರ್,
2: ಸರ್ಪ್ರೈಸ್ ಕೊಟ್ಬಿಟ್ರಿ ಇವತ್ತು.
1: ಹೌದು ಹೌದು. ಸೊ ಹಾಗೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ದಿನದ ಬಗ್ಗೆ ಮಾತಾಡ್ತಿದ್ವಿ, ಹಾಗೆ ನಿಮಗೂ ಕೂಡ ಸ್ವಾತಂತ್ರ್ಯ ದಿನದ ವಿಶೇಷವಾದಂತಹ ಶುಭಾಶಯಗಳು.
2: ತಮಗೂ ಕೂಡ ನಿಮಗೆ ಸ್ವಾತಂತ್ರ್ಯ ಉತ್ಸವದ ಶುಭಾಶಯಗಳು ಸರ್, ತಮಗೂ ಕೂಡ.
1: ಧನ್ಯವಾದಗಳು. ಹಾಗೆ ಹೇಳ್ಬೋದಾ ನಿಮ್ಮ ನೆನಪನ್ನ, ಸ್ವಾತಂತ್ರ್ಯ ದಿನ ಅಂತಂದಾಗ ನೀವು ಯಾವ ರೀತಿ ಅದನ್ನ ಸೆಲೆಬ್ರೇಟ್ ಮಾಡಿದ್ರಿ? ಇವತ್ತು ಯಾವ ತರ ಎಲ್ಲಾದ್ರೂ ಹೋಗಿದ್ರ ಸೆಲೆಬ್ರೇಟ್ ಮಾಡೋದಕ್ಕೆ?
2: ಇಲ್ಲ ಸರ್, ಹೋಗ್ತೀವಿ ಅಕ್ಕ, ಹಿಂಗ ಏನ್ ಬಾಳ ಕೆಲಸ ಇರ್ಲಿಕ್ಕೆ ಹೋಗ್ತೀವಿ. ಅಂದ್ರ ನಾವ್ ಸಣ್ಣವರಿದ್ದಾಗ ಸರ್, ನಾವು ಆಡಿನ ಕೋಡಿಗೆ ಸಹಿತ ಆ ತರ ಬಣ್ಣ ಹಚ್ಚಿದ್ವಿ ಸರ್.
1: ಓಕೆ,
2: August 15 ಆಡಿನ ಕೋಡಿಗೆ, ಎಮ್ಮಿ ಕೋಡಿಗೆ ಆಗ್ಲಿ, ಆಕಳ ಕೋಡಿಗೆ, ಎಲ್ಲ ಪ್ರತಿಯೊಂದು ಯಾವ ಇರ್ತಾವ ಎಲ್ಲ ಕೊಡಿಸ್ತಿದ್ವು. ಮತ್ತ ಅವ್ ಆಕಳಗಳಿದ್ರು ನಾವು ಬಣ್ಣ ಹಾಕ್ತಿದ್ವಿ ಸರ್, ಹಿಂಗ್ ಎರಿ ಹೊರಿತಿದ್ವಿ ಅವ್ರನ್ನ, ಎರಿ ಹೊಡೆದ್ ನಡುವ ಚಕ್ರ ತೆಗೆದು, ಚಕ್ರ ತೆಗೆದು ಅವ್ರ ಕೊಂಬಿಗೆ ಅವ್ ಇದು ಕೊಟ್ಟು ಸರ್, ಧ್ವಜಗಳನ್ನು ಕಟ್ಟಿಬಿಡ್ತಿದ್ವಿ ನಾವು. ಆಡ್ಸಿ ಅದನ್ನ ಖುಷಿ ಪಡ್ತಿದ್ವಿ ನಾವು, ಶಾಲೆಗೆ ಹೋಗಿಲ್ಲ ಆದ್ರೂ ಸಹಿತ ಅದನ್ನ ಆಟ ಖುಷಿ ಪಡ್ತಿದ್ವಿ ಸರ್ ನಾವು.
1: ನಿಜ ಸರ್, ಸ್ವಾತಂತ್ರ್ಯ ಬರೀ ಶಾಲೆಗೆ ಗೌರ್ಮೆಂಟ್ ಆಫೀಸಿಗೆ ಅಷ್ಟೇ ಅಲ್ಲ,
2: ನಾವು ಮಾಡ್ಬೇಕಲ್ಲ, ನಮ್ದು ಸ್ವತಂತ್ರ ಅಂದ್ರೆ ನಮ್ಗೂ ಎಲ್ಲ ಸಿಕ್ತಲ್ಲ ಸರ್ ಅದ್ರಾಗ. ಹಾ, ಮತ್ತೆ ಏನ್ ಮಾಡ್ತಿದ್ದೇವಪ್ಪ ಅಂತ ಕೇಳಿದ್ರ, ಅವು ಏನಾರ ಒಂದ್ ಗಿಡ ಇರ್ತಿದ್ವಲ್ಲ, ಗಿಡಕ್ಕೆ ಸಹಿತ ಅವ್ರನ್ನ ಹಿಂಗ್ ಚಿತ್ರ ತೆಗಿತಿದ್ದೇವ್ ನಾವು, ಜೊತೆ ಚಿತ್ರ ತೆಗೆದು ಆಟ ಆಡ್ತಿದ್ದೇವ್ ನಾವು. ನಮ್ದು ಇದು, ಇದು ನಮ್ದು, ಇದು ನಮ್ದು, ಇದು ಪಾಕಿಸ್ತಾನ ನೋಡೋದು ಅಲ್ಲಿ ಸುಮ್ ಸುಮ್ಕೆನೆ ಅಂದ್ರೆ ನಮ್ದನ್ನು ಮಾಡೋದು, ಅದನ್ನ ಮಾಡಿ ಅವ್ರ ಅಕ್ಕಡೆ ಇದು ಮಾಡ ಹಾಕಿದ್ರೆ ನಾವು ಈ ಕಡೆ ಮಾಡೋದು, ಆಡ್ತಿದ್ದೇವ್ ನಾವು ಅದನ್ ಸರ್. ಹಾ, ಇಷ್ಟು ಮಾತ್ರ ಗೊತ್ತಿ ಅವತ್ತು ಅದೊಂದು. ಯಾಕಂದ್ರೆ ಸರ್, ಅದ್ರದ್ದು ಸ್ವಾತಂತ್ರ್ಯ ಅಂದ್ರ ಪ್ರತಿಯೊಬ್ರು ನಾವು ನೆನಪಿಟ್ಕೊಳ್ಳುವಂತದ್ದು ಒಂದು ದಿನ ಸರ್ ಅದು. ಅದಕ್ಕೆ ಇದನ್ನ ನಾವು ಹೊಸ ವರ್ಷ ಅಂತ ಆಚರಣೆ ಮಾಡಿದ್ರೆ ತಪ್ಪಲ್ಲ ಅಂತ ನನ್ನ ಅಭಿಪ್ರಾಯ ಇದೆ ಸರ್.
1: ನಿಜ ನಿಜ ಸರ್.
2: ಹಾ, January 1 ಏನ್ ಮಾಡ್ತೀವಲ್ಲ ಅದು ಬ್ರಿಟಿಷರದಾಯ್ತು, ನಮ್ಮ ಭಾರತೀಯರದೊಂದು ನಾವು ಮಾಡ್ಕೊಬೇಕಲ್ಲ, ಸ್ವಾತಂತ್ರ್ಯ ಸಿಕ್ತಪ್ಪ ನಮಗೆ ಹೇಳ್ಕೊಳ್ಳುವಾಕ ಇದ್ರ ಹೊಸ ವರ್ಷ ಆಚರಣೆ ಮಾಡಿದ್ರೆ ಒಳ್ಳೇದಂತ ನನ್ನ ಅಭಿಪ್ರಾಯ ಹೇಳಕತ್ತೀನಿ ಸರ್ ನಾನು.
1: ಓಕೆ ಓಕೆ ಸರ್, ಓಕೆ ಓಕೆ, ಧನ್ಯವಾದಗಳು, ತುಂಬಾ ಚೆನ್ನಾಗಿ ಮಾತಾಡಿದ್ರಿ.
2: ಧನ್ಯವಾದ ಸರ್, ಧನ್ಯವಾದ.
1: ಓಕೆ, ಶಿವಶರಣ ಅವ್ರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಮಾತಾಡ್ತಾ ಇದ್ರು ರಕ್ಷಿತಾ. ಸೊ ಹಾಗೆ ಈ ಸ್ವಾತಂತ್ರ್ಯ ದಿನದ ವಿಶೇಷವಾಗಿ ನೀವು ಕೂಡ ನಿಮ್ಮ ನೆನಪುಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬಹುದು, ಹಾಗೆ ರಕ್ಷಿತಾ ಅವರು ಕೇಳಿರುವಂತಹ ಕ್ವಶನ್ಗೂ ಕೂಡ ನೀವು ಆನ್ಸರ್ನ ಮಾಡಬಹುದು. ನಮ್ಮ ಸಂಖ್ಯೆ 9686960692 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೆಯುತ್ತೆ. ನಾನು ಆರ್ಜೆ ಶ್ರೀಧರ್, ನನ್ನ ಜೊತೆ ಆರ್ಜೆ ರಕ್ಷಿತಾ ಹುಳ ಕೂಡ ಇದ್ದಾರೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕೆ.
3: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ,
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
3: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
1: ನೋಡೋ, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇವತ್ತು ನಮ್ಮೊಂದಿಗೆ RJ ಶ್ರೀಧರ್ ಅವರು ಕೂಡ ಇದ್ದಾರೆ.
1: ಎಸ್ ರಕ್ಷಿತಾ, ಸೊ ಇವತ್ತು ಸ್ವಾತಂತ್ರ್ಯ ದಿನದ ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ನಾವು ಕೂಡ ಇದ್ವಿ. ಆ್ಯಂಡ್ ಇವತ್ತು ಬೆಳಗಿನಿಂದಲೂ ಕೂಡ ಸ್ವಾತಂತ್ರ್ಯ ದಿನದ ಕುರಿತಂತೆ ಹಲವಾರು ವಿಚಾರಗಳನ್ನ ನಮ್ಮ ಕೇಳುಗರು ಕೂಡ ಕೇಳಿದ್ದಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಸಹ ಈಗ ನಮ್ಮ ಜೊತೆ ಮಾತಾಡುವಾಗ ನಿಮ್ಮ ಸ್ವಾತಂತ್ರ್ಯ ದಿನಾಚರಣೆ ಹೇಗಿತ್ತು, ಇವತ್ತು ನೀವು ಸ್ವಾತಂತ್ರ್ಯ ದಿನಾಚರಣೆಯನ್ನ ಮಾಡಿದರೆ ಸೊ ಇವತ್ತಿನ ಸ್ಪೆಷಾಲಿಟಿ ಏನಿತ್ತು, ಮತ್ತು ನೀವು ಎಲ್ಲಿ ಹೋಗಿ ಈ ಒಂದು ಸಂಭ್ರಮವನ್ನು ಎಂಜಾಯ್ ಮಾಡಿದ್ರಿ, ಹಾಗೆಯೇ ನಿಮ್ಮ ಚೈಲ್ಡ್ಹುಡ್ ಡೇಸ್ನ ಬಗ್ಗೆನೂ ಕೂಡ ಹೇಳ್ಬೋದು. ನೀವು ಚೈಲ್ಡ್ಹುಡ್ ಡೇಸಲ್ಲಿ ನೀವು ಸ್ವಾತಂತ್ರ್ಯ ದಿನವನ್ನು ಯಾವ ರೀತಿ ಆಚರಣೆ ಮಾಡಿದ್ರಿ ಅನ್ನೋದ್ರ ಬಗ್ಗೆ. ಸೊ ಕರೆ ಮಾಡಬೇಕಾದಂತಹ ಸಂಖ್ಯೆ 9686609609 ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆಯಲ್ಲಿ ಮಾತಾಡಬಹುದು. ಹಾಗೆ ರಕ್ಷಿತಾ ಹೊಳ್ಳ ಅವರು ಕೂಡ ಆಗಲೇ ಒಂದು ಕ್ವೆಶನ್ ಕೇಳಿದರು.
0: ನಾನು ಕೇಳಿದಂತಹ ಪ್ರಶ್ನೆ, ಭಾರತದ ಸ್ವಾತಂತ್ರ್ಯ ದಿನವಾದ August 15, 1947 ಕೆಂಪು ಕೋಟೆಯಲ್ಲಿ ಮೊದಲ ಬಾರಿಗೆ ರಾಷ್ಟ್ರ ಧ್ವಜವನ್ನು ಹಾರಿಸಿದವರು ಯಾರು ಅಂತ ಹೇಳಿ. ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ಅವರು. ಸೊ ಹಾಗೆ ಈ ಉತ್ತರವನ್ನು ತುಂಬ ಜನ ಮೆಸೇಜ್ ಮಾಡೋದ್ರ ಮೂಲಕ ಕೂಡ ಕಳಿಸಿದ್ದಾರೆ.
1: ಹೌದು, ಸುಮಾರು ಜನ ಈ ಒಂದು ಆನ್ಸರ್ಗಳನ್ನ ಕೂಡ ಕಳಿಸಿರೋದೆ. ಸೊ ರುಶಾಂಕ್ ಸಂಗೂರ್ ಅವರು ಕೂಡ ಸರಿಯಾದ ಆನ್ಸರ್ನ ಕಳಿಸಿದ್ದಾರೆ. ಸೊ ಹಾಗೆ ನಾಗರಾಜ್ ಚೌಧರಿ ಕಲಬುರಗಿಯಿಂದ ಅವರು ತಮ್ಮ ಆನ್ಸರ್ನ ಕೂಡ ಕಳಿಸಿದ್ದಾರೆ. ಹಾಗೆ ರಾಘವೇಂದ್ರ ಅವರು ಕೂಡ ಆನ್ಸರ್ನ ಕಳಿಸಿದ್ದಾರೆ. ಲಕ್ಷ್ಮೀ ಪ್ರಭಾಕರ್ ಅವರು ಕೂಡ ಸರಿಯಾದ ಆನ್ಸರ್ನ ಕಳಿಸಿದ್ದಾರೆ. ಸೊ
0: ಗಗನ್ ರಾಜ್ಕುಮಾರ್ ಅವರು ಕೂಡ ಮಾರಿ ಕಣಿವೆಯಿಂದ ಅವರು ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಇವರಿಷ್ಟು ಕೂಡ ಇಷ್ಟು ಜನ ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಸೊ ಹಾಗೇನೆ ಶ್ರೀಧರ್, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ 1947 ಏನಾಗುತ್ತಪ್ಪ ಅಂತ ಹೇಳಿದ್ರೆ ಭಾರತ ಸ್ವಾತಂತ್ರ್ಯ ಪಡೆದ ಐತಿಹಾಸಿಕ ದಿನ ಅಂತಾನೆ ಹೇಳ್ಬಹುದು ಅವತ್ತಿನ, ಅಲ್ವಾ? ದೇಶದ ಮೊದಲ ಪ್ರಧಾನಮಂತ್ರಿ ಆಗಿರ್ತಾರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು. ದೆಹಲಿ ಕೋಟೆಯಲ್ಲಿ ರಾಷ್ಟ್ರ ಧ್ವಜವನ್ನ ಹಾರಿಸ್ತಾರೆ. ಅಂದು ಅವರು ಮಾಡಿದಂತಹ ಒಂದು ಭಾಷಣ ಏನಪ್ಪ ಅಂತ ಹೇಳಿದ್ರೆ ಟ್ರಸ್ಟ್ ವಿತ್ ಡೆಸ್ಟಿನಿ ಅನ್ನುವಂತಹ ಭಾಷಣವನ್ನ ಕೂಡ ಅವರು ಮಾಡ್ತಾರೆ. ಭಾರತದ ಸ್ವಾತಂತ್ರ್ಯ ಇತಿಹಾಸದಲ್ಲೇ ಅತ್ಯಂತ ಪ್ರಸಿದ್ಧವಾದ ಕ್ಷಣ ಅಂತ ಹೇಳಿ ಅದು ಗುರುತಿಸಿಕೊಳ್ಳುತ್ತೆ. ಹಾಗೆ ಅಂದಿನಿಂದ ಪ್ರತಿ ವರ್ಷ ಕೂಡ ನಾವು ಸ್ವಾತಂತ್ರ್ಯ ದಿನವನ್ನ ಆಚರಿಸ್ತಾ ಇದ್ದೀವಿ. ಹಾಗೆ ಅಂದಿನಿಂದ ಪ್ರಧಾನಮಂತ್ರಿ ಯಾರಾಗಿರ್ತಾರೋ, ದೇಶದ ಪ್ರಧಾನಮಂತ್ರಿ ಆದವರು ಕೆಂಪು ಕೋಟೆಯಲ್ಲಿ ರಾಷ್ಟ್ರ ಧ್ವಜವನ್ನ ಹಾರಿಸುವಂತಹ ಒಂದು ಸಂಪ್ರದಾಯ ಮುಂದುವರೆದಿದೆ ಅಂತಾನೆ ಹೇಳಬಹುದು.
1: ಹೌದು ಹೌದು ರಕ್ಷಿತಾ. ಸೊ ಇವತ್ತು ಕೂಡ ನಾವು ನಮ್ಮ ಪ್ರಧಾನಮಂತ್ರಿಗಳು ರಾಷ್ಟ್ರ ಧ್ವಜವನ್ನ ಹಾರಿಸಿರೋದನ್ನ ಟಿವಿನಲ್ಲೆಲ್ಲ ಕೂಡ ನೋಡಿರ್ಬೋದು ಅಂತ ಅನ್ಕೊಳ್ತೀನಿ. ಸೊ ಹಾಗೆ ಈಗ ನಾನೊಂದು ಕೂಡ ಕ್ವಶನ್ ಕೇಳೋದಾದ್ರೆ ರಕ್ಷಿತಾ, ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಜೈ ಹಿಂದ್ ಎನ್ನುವಂತಹ ಒಂದು ಘೋಷಣೆಯನ್ನ ಯಾರು ಹೇಳಿದ್ದು ಅನ್ನೋದ್ರ ಬಗ್ಗೆ ಇವತ್ತು ನಾನು ಕೇಳ್ತಾ ಇದ್ದೀನಿ. ಸೊ ಕ್ವಶನ್ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಸೊ ಭಾರತದ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಜೈ ಹಿಂದ್ ಎನ್ನುವಂತಹ ಘೋಷಣೆಯನ್ನು ಜನಪ್ರಿಯಗೊಳಿಸಿದವರು ಯಾರು ಅನ್ನೋದು ಇವತ್ತಿನ ಈಗಿನ ಪ್ರಶ್ನೆ ಆಗಿದೆ. ಸೊ ನಿಮಗೆ ಆನ್ಸರ್ ಗೊತ್ತಾಗಿದ್ರೆ ನೀವು ಕೂಡ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು. ನಮ್ಮ ಸಂಖ್ಯೆ 9686607969 ಈ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಜೊತೆಯಲ್ಲಿ ಮಾತಾಡಿ. ಆ್ಯಂಡ್ ಹಾಗೆ ನಿಮ್ಮ ಚೈಲ್ಡ್ಹುಡ್ ಡೇಸಲ್ಲಿ ನೀವು ಸ್ವಾತಂತ್ರ್ಯ ದಿನವನ್ನು ಆಚರಣೆ ಮಾಡೋಕೆ ಹೋದಾಗ ಅಲ್ಲಿ ಯಾವ ರೀತಿಯ ಆಚರಣೆಗಳಿತ್ತು, ಮತ್ತೆ ಅವತ್ತಿಗೂ ಇವತ್ತಿಗೂ ಏನೆಲ್ಲ ಬದಲಾವಣೆಗಳಾಗಿದೆ, ನೀವು ಯಾವತ್ತಾದರೂ ಈ ಸ್ವಾತಂತ್ರ್ಯ ದಿನದ ವಿಶೇಷತೆಯಾಗಿ ಭಾಷಣವನ್ನು ಮಾಡಿದರೆ, ದೇಶಭಕ್ತಿ ಗೀತೆಗಳನ್ನು ಹಾಡಿದರೆ, ಅಥವಾ ಯಾವುದಾದ್ರೂ ಕವನಗಳನ್ನು ಬರೆದಿದ್ರೆ ಅದನ್ನು ಕೂಡ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹೇಳ್ಬೋದು ಅಂತ ಅನ್ಕೊಳ್ತೀನಿ. ಸೊ
0: ಹಾಗೆ ನೀವೇನಾದರೂ ಭಾಷಣ ಅಥವಾ ಹಾಡೋದಿರ್ಬೋದು, ದೇಶಭಕ್ತಿ ಗೀತೆಗಳನ್ನು ಇರತ್ತೆ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ರು ಶ್ರೀಧರ್ ಇಂಡಿಪೆಂಡೆನ್ಸ್ ಡೇ ದಿನ?
1: ಹೌದು ರಕ್ಷಿತಾ, ಆಕ್ಚುಲಾಗಿ ನಾನು ಒಂದು 2-3 ಸರಿ ನಮ್ಮ ಸ್ಕೂಲ್ನಲ್ಲಿ ಭಾಷಣವನ್ನು ಮಾಡಿದ್ದೀನಿ.
0: ಸೊ
1: ಕೆಲವೊಂದ್ಸರಿ ಡ್ಯಾನ್ಸ್ ಮಾಡಬೇಕು ಅಂತ ಕೂಡ ಆಸೆ ಆಗ್ತಾ ಇದ್ದು, ಬಟ್ ಆ ಟೈಮಲ್ಲಿ ಎರಡಕ್ಕೂ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗ್ತಿದ್ದರಿಂದ ಆಗ್ತಿರಲಿಲ್ಲ.
0: ಸೊ
1: ಭಾಷಣ ಎಲ್ಲ ಮಾಡಿದ್ದೀನಿ. ಸೊ ಆ ಟೈಮಲ್ಲಿ ಅದೇ ನಾನು ಆಗ್ಲೇ ಹೇಳ್ತಾ ಇದ್ದೆ ನಿಮ್ಗೆ, ಸ್ಕೂಲ್ ಸ್ಟೇಜ್ ಹತ್ತಬೇಕು ಅಂದ್ರೆ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು ನಮ್ಗೆ.
0: ಅಂತದ್ರಲ್ಲೂ ಸ್ಟೇಜ್ ಹತ್ತಿ ಭಾಷಣ ಮಾಡಿದಿರಲ್ಲ?
1: ಹಾ ಹೌದು, ಭಾಷಣ ಮಾಡಿದ್ವಿ. ಅಂಡ್ ಹಾಗೆ ಈಗ ನಾವು ಚೈಲ್ಡ್ಹುಡ್ ಡೇಸ್ ಅಲ್ಲಿ ಏನಾಗುತ್ತೆ, ಈ ಭಯದ ಜೊತೆಗೆ ನಾವು ಏನ್ ಹೇಳ್ತಾ ಇದೀವಿ ಅನ್ನೋದೇ ಮರ್ತೋಗ್ಬಿಡುತ್ತೆ. ಸೊ ಹಾಗಾಗಿ ಒಂದು ಶೀಟ್ ಅಲ್ಲಿ ಕೂಡ ಬರ್ಕೊಂಡು ಹೋಗಿದ್ದೆ. ಸೊ ಅದನ್ನ ನೋಡ್ಕೊಳ್ತಾ ಹೇಳಿ ಆ ಒಂದು ಭಾಷಣವನ್ನ ಮುಗಿಸಿದಾಗ ನನಗೆ ಸ್ವಾತಂತ್ರ್ಯ ಸಿಕ್ಕಿತ್ತು ಅನ್ನೋಷ್ಟು ಫೀಲ್ ಆಗ್ಬಿಟ್ಟಿತ್ತು ನನಗೆ ಆಗ.
0: ಸೊ ಭಾಷಣ ಮುಗಿಸಿ ಬರುವಾಗ?
1: ಎಸ್ ಎಸ್, ಡೆಫಿನೆಟ್ಲಿ. ಸೊ ಆ ಒಂದು ಫೀಲ್ ಇತ್ತಲ್ಲ ನಂಗೆ, ಆ ಭಾಷಣ ಎಲ್ಲ ಇವಾಗ ನೆನ್ಪು ಮಾಡ್ಕೊಂಡ್ರೆ ಅವಾಗ ಅಷ್ಟೊಂದು ಕಷ್ಟಪಟ್ಟಿದ್ನ ಅಂತ ಅನ್ಸುತ್ತೆ ಆಕ್ಚುಲಾಗಿ. ಸೊ ಈ ತರ ಪ್ರತಿಯೊಬ್ಬರು ಲೈಫಲ್ಲೂ ಕೂಡ ಆಗಿರುತ್ತೆ, ಅವರ ಸ್ಕೂಲ್ ಡೇಸ್ಗಳಲ್ಲಿ ಅಥವಾ ಕಾಲೇಜ್ ಡೇಸ್ಗಳಲ್ಲಿ ಅವರ ಟೀಚರ್ಸ್ ಯಾರಾದರೂ ಕರ್ದೇ ಇರ್ತಾರೆ, ಏ ಬಾರಪ್ಪ ನೀನು ಭಾಷಣ ಮಾಡಲೇಬೇಕು, ಬಾ ನೀನು ಹಾಡು ಹೇಳು ಅಂತ ಹೇಳ್ತಾರೆ. ಸೊ ಈ ತರ ನಿಮ್ಮ ಸ್ಕೂಲಲ್ಲಿ ನಿಮಗೂ ಯಾರಾದರೂ ಈ ತರ ಇನ್ಸಿಸ್ಟ್ ಮಾಡಿದ್ರಾ, ಅಥವಾ ಬಂದು ಹಾಡು ಹೇಳಬೇಕು ಅಥವಾ ಭಾಷಣ ಮಾಡಬೇಕು ಅಂತ ಹೇಳಿದ್ರಾ, ಈ ತರ ಫನ್ನಿ ಇನ್ಸಿಡೆಂಟ್ಗಳು ಏನಾದರೂ ನಿಮಗೆ ನಿಮ್ಮ ಲೈಫಲ್ಲಿ ನಡೆದಿದ್ರೆ, ಅಥವಾ ನೀವು ಕೂಡ ಸ್ವಾತಂತ್ರ್ಯ ದಿನದ ಕುರಿತಂತೆ ಏನಾದರೂ ಕವಿತೆ ಕವನಗಳನ್ನ ಬರೆಯೋದು ಅಥವಾ ಭಾಷಣವನ್ನು ಮಾಡುವಂಥದ್ದು, ಹಾಡನ್ನು ಹಾಡುವಂಥದ್ದು, ಈ ಥರದ್ದು ಏನಾದರೂ ಪಾರ್ಟಿಸಿಪೇಟ್ ಮಾಡಿದರೆ ಡೆಫಿನೆಟ್ಲಿ ಇವತ್ತಿನ ನಮ್ಮ ಶೋನಲ್ಲಿ ಕರೆ ಮಾಡಿ ಮಾತಾಡ್ತಾ ನಿಮ್ಮ ಆ ನೆನಪುಗಳನ್ನು ಕೂಡ ಹಂಚ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ರಕ್ಷಿತಾ. ಆ್ಯಂಡ್ ನನ್ನ ಬಗ್ಗೆ ಕೇಳಿದ್ರಿ, ನೀವು ಹೇಳಿ ನೀವು ಏನಾದರೂ ಭಾಷಣ ಮಾಡಿದ್ರಾ ಅಥವಾ ಹಾಡಿದ್ರಾ? ಇವಾಗಂತೂ ಚೆನ್ನಾಗಿ ಹಾಡ್ತಾ ಇರ್ತೀರಾ ನೀವು, ಇವಾಗೊಮ್ಮೆ ಸೊ ಆ ಥರದ್ದು ಏನಾದರೂ ಹಾಡುಗಳನ್ನು ಹಾಡಿದ್ರಾ?
0: ಎಸ್, ನಾನು ಏನು ದೇಶಭಕ್ತಿ ಗೀತೆಯನ್ನು ಹಾಡ್ತಾ ಇದ್ದೆ, ಜೊತೆಗೆ ಭಾಷಣದಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಸೊ ನನ್ನ ಭಾಷಣ 1ನೇ ಕ್ಲಾಸಿಂದ ಕೂಡ ನಾನು 10th ತನಕನೂ ಪ್ರತಿ ವರ್ಷ ನಾನು ಭಾಷಣವನ್ನು ಮಾಡ್ತಿದ್ದೆ, ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಹಾಗೆ ದೇಶಭಕ್ತಿ ಗೀತೆ ಇರ್ಬೋದು, ಕೆಲವೊಂದಿಷ್ಟು ಡ್ಯಾನ್ಸ್ಗಳಿಗೆ ಅವಾಗವಾಗ ಸೇರ್ತಿದ್ದೆ, ಬಟ್ ಸಾಮಾನ್ಯವಾಗಿ ಭಾಷಣದಲ್ಲಂತೂ ಇರ್ತಿದ್ದೆ.
1: ಡ್ಯಾನ್ಸ್ ಕೂಡ ಮಾಡ್ತೀರಾ ನೀವು? ಸೂಪರ್.
0: ಆಗಾಗ ಯಾವಾಗಲೂ 1-2 ವರ್ಷ ಮಾಡಿರ್ಬೋದು ಅಷ್ಟೇ, ಬಟ್ ಭಾಷಣವನ್ನು ನಾನು ಪ್ರತಿ ವರ್ಷ ಕೂಡ ಮಾಡ್ತಿದ್ದೆ. ನಮ್ಮ ಸರ್ ಅಂದರೆ ಪರ್ಟಿಕ್ಯುಲರ್ ಆಗಿ ಇವರು ಇಷ್ಟು ಜನ ಡ್ಯಾನ್ಸ್ ಮಾಡೋರು, ಇಷ್ಟು ಜನ ಹಾಡು ಹೇಳೋರು ಅಂತ ಒಂದಷ್ಟು ಗ್ರೂಪ್ ಮಾಡಿರ್ತಿದ್ರು ಸ್ಕೂಲಲ್ಲಿ. ಹಾಗಾಗಿ ಈ ಒಂದು ಕ್ಯಾಟಗರಿ, ಭಾಷಣ ಮಾಡೋ ಕ್ಯಾಟಗರಿಗೆ ನನ್ನನ್ನು ಹಾಕ್ಬಿಟ್ಟಿರೋರು.
1: ನೋಡಿ, ಆ ತರ ಗ್ರೂಪ್ ಮಾಡಿದಾಗ ನಮ್ಮಂತವ್ರಿಗೆ ಏನಾಗ್ಬಿಡುತ್ತೆ, ಲಾಸ್ಟ್ ಅಲ್ಲಿ ಇವರು ಸುಮ್ಮನೆ ಕೂತ್ಕೋತಾರೆ ಅಂತ ಹೇಳಿ ಕರೆದ್ಬಿಡ್ತಾರೆ, ಹಾಗಾಗ್ಬಿಡುತ್ತೆ.
0: ಸೊ ಆದ್ರೂ ಕೂಡ ನಿಮ್ಮ ಧ್ವನಿಗೆ ತುಂಬಾ ಜನ ಫ್ಯಾನ್ಸ್ ಆಗಿರ್ತಾರೆ ಅಲ್ವಾ ಶ್ರೀಧರ್?
1: ಇರ್ಬೋದು ರಕ್ಷಿತ ಅವರೇ, ಅವಾಗಿಂದ ಹೇಳ್ತಾ ಇದ್ದೀರಾ ನೀವು. ನಮ್ಮ ಚೈಲ್ಡ್ಹುಡ್ ಡೇಸ್ ಇಂದ ಯಾರೆಲ್ಲ ಅಭಿಮಾನಿಗಳಿದ್ದಾರೆ ಅಂತ ಗೊತ್ತಿಲ್ಲ ನನಗಂತೂ ಇವಾಗ. ಓಕೆ, ನಿಮಗೆ ಯಾರಾದರೂ ಆ ಥರ ಅಭಿಮಾನಿಗಳಿದ್ರೆ ಅಥವಾ ನಿಮ್ಮ ಡ್ಯಾನ್ಸ್ನ ನೋಡಿ ಅಥವಾ ನೀವು ಹಾಡುವಂತಹ ಹಾಡನ್ನು ನೋಡಿ ಯಾರಾದರೂ ಮೆಚ್ಚುಗೆನ ಕೊಟ್ಟಿದ್ರೆ, ಸೊ ನಿಮ್ಮ ನೆನಪುಗಳನ್ನು ಕೂಡ ನಮ್ಮ ಜೊತೆ ಇವತ್ತು ಶೇರ್ ಮಾಡಿ, ನೀವು ಯಾವುದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರಿ ಹೇಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನಾಗಲೇ ಕೇಳಿದಂತಹ ಕ್ವೆಶನ್ಗೆ ಕೂಡ ಆನ್ಸರ್ ಮಾಡಬಹುದು. ಭಾರತದ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಜೈ ಹಿಂದ್ ಎಂಬ ಘೋಷಣೆಯನ್ನು ಜನಪ್ರಿಯಗೊಳಿಸಿದವರು ಯಾರು? ಸೊ ನಿಮಗೆ ಆನ್ಸರ್ ಗೊತ್ತಿದೆ, ನಮ್ಮ ಸಂಖ್ಯೆಗೆ ಮೆಸೇಜ್ ಮಾಡಿ, ಆನ್ಸರ್ ಗೊತ್ತಾಗಿದ ತಕ್ಷಣ ಮೆಸೇಜ್ ಮಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಯಾರು, ಎಲ್ಲಿಂದ ಕರೆ ಮಾಡಿದ್ರೆ ಕೇಳೋಣ. ಹಲೋ,
6: ನಮಸ್ಕಾರ.
1: ನಮಸ್ತೆ, ಯಾರಿದು?
6: ನಾವು ಶಿವಕೊಪ್ಪದಿಂದ ಪ್ರಕಾಶ್ ಸಂಗೂರ್ ಅಂತ.
1: ಪ್ರಕಾಶ್ ಅವರು ಹೇಗಿದ್ದೀರಾ?
6: ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ?
1: ನಾವು ಚೆನ್ನಾಗಿದ್ದೀವಿ. ಪ್ರಕಾಶ್ ಅವರೇ, ಶಿರಾಳಕೊಪ್ಪ ಕಡೆ ಮಳೆ ಆಯ್ತಾ?
6: ಮಳೆ ಆಗ್ತಾ ಇದೆ, ಇವತ್ತಿರ್ಲಿಲ್ಲ.
1: ಓಕೆ, ಸೊ ಸ್ವಾತಂತ್ರ್ಯ ದಿನ ಆಚರಣೆ ಹೇಗಿತ್ತು ಶಿರಾಳಕೊಪ್ಪದಲ್ಲಿ?
6: ಸ್ವಾತಂತ್ರ್ಯ ತುಂಬಾ ಚೆನ್ನಾಗಿತ್ತು, ನಾವು ನಮ್ಮ ಮಕ್ಕಳ ಸ್ಕೂಲಿಗೆ ಹೋಗಿ ಪಾಲ್ಗೊಂಡ್ವಿ.
1: ಓ ಸೂಪರ್. ಏನ್ ಓದ್ತಾ ಇದ್ದಾರೆ ನಿಮ್ಮ ಮಕ್ಕಳು?
6: ಮಕ್ಕಳು ಒಬ್ರು UKG, ಒಬ್ಬನ 3rd ಸ್ಟ್ಯಾಂಡರ್ಡ್.
1: ಓಹೋ, ಓಕೆ. ಸೊ ಮಕ್ಕಳ ಜೊತೆ ಇವತ್ತು ಸ್ವಾತಂತ್ರ್ಯ ದಿನವನ್ನ ಎಂಜಾಯ್ ಮಾಡಿದ್ರಿ ಹಾಗಾದ್ರೆ? ಹೇಳಿ ಸರ್, ನೀವು ನಿಮ್ಮ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಕಾಲೇಜ್
6: ವಿಶೇಷವಾಗಿ ಒಂದು ಹಬ್ಬತ್ತರನ್ನ ನಾವು ಆಚರಣೆ ಮಾಡ್ತಿದ್ವಿ. ಆಗಸ್ಟ್ 15 ಅಂದ್ರೆ ಅವರೇ ಒಂದು ತಿಂಗಳು ಇತ್ತಿದ್ದಂಗೆ ಆಗಸ್ಟ್ 15 ಅಂತ ಹೇಳಿ ಒಂಥರ ಸಂಭ್ರಮ. ಅವಾಗೆಲ್ಲ ನಮ್ದು ಗೌರ್ಮೆಂಟ್ ಸ್ಕೂಲ್, ಪ್ರೈವೇಟ್ ಇರ್ಲಿಲ್ಲ. ಅವಾಗ ನಮ್ಗೆ ಯೂನಿಫಾರ್ಮ್ ಡೈಲಿ ಇರ್ತಿರ್ಲಿಲ್ಲ, ಶುಕ್ರವಾರ ಸೋಮವಾರ ವೀಕ್ಲಿ 2 ಡೇಸ್ ಇರೋದು. ಇದನ್ನ ಸ್ವತಂತ್ರ ದಿನಾಚರಣೆ ಆಗಸ್ಟ್ 15 4 ದಿನ ಐತಿ ಅಂದಾಗ ಆ ಬಟ್ಟೆ ಎಲ್ಲ ನಾವೇ ಕ್ಲೀನ್ ಸ್ವಚ್ಛ ಒಕ್ಕಂಡು ವಾಶ್ ಮಾಡಿ ನಾವೇ ಮನೆಯಲ್ಲಿ ಐರನ್ ಮಾಡಿ ಬಹಳ ಒಂದು 4-5 ದಿನ ಮೊದಲು ಪ್ರಿಪೇರ್ ಆಗ್ತಿದ್ವಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ಗೆ. ತುಂಬಾ ಒಂಥರ ಖುಷಿ ಅನ್ಸೋದು. ಇವಾಗ ನೋಡ್ಬಿಟ್ರೆ ಇವಾಗ ಸ್ಟೂಡೆಂಟ್ಸ್ ಜಾಸ್ತಿ ಸ್ಕೂಲ್ಗಳು ಜಾಸ್ತಿ. ಅವಾಗ ನಮ್ಮಲ್ಲಿ ಮನೆಯಲ್ಲಿ ಆಗ್ತಾರ ಒಂದ್ ಇದು ಎನ್ಕರೇಜ್ ಏನ್ ಇರ್ಲಿಲ್ಲ ನಮ್ ಕಾಲದಲ್ಲಿ. ಅವ್ ನಾವೇ ಅದನ್ನ ಸ್ವಯಂ ಪ್ರೇರಿತರಾಗಿ ಎಲ್ಲಾ ರೆಡಿ ಮಾಡ್ಕೊಂತಿದ್ವಿ, ಇದು ಮಾಡ್ತಿದ್ವಿ, ಬಹಳ ಎಂಜಾಯ್ ಮಾಡ್ತಿದ್ವಿ ನಾವು.
1: ಸೂಪರ್.
6: ಈ ದಿನ ನಮ್ಮ ಮಗ ಒಂದ್ ಅವಕಾಶ ಸ್ಪೀಚ್ ಪ್ರಾಕ್ಟೀಸ್ ಮಾಡಿಸಿದ್ವಿ, ಇವತ್ತ ಸ್ಕೂಲ್ ಅಲ್ಲಿ ಹೇಳಕ್ ಆಗ್ಲಿಲ್ಲ, ಈಗ ಹೇಳ್ತಾನೆ ನಮ್ ಮಗ ಋಷಾಂಕ್ ಸಂಗೂರ್ ಅಂತ ಹೇಳಿ.
1: ಹೌದಾ? ಓಕೆ.
6: ಅವ್ನ್ ಕೇ ಕೊಡ್ತಾನೆ ಸರ್ ಸ್ಪೀಚ್.
1: ಕೊಡಿ ಕೊಡಿ.
7: ಹಲೋ.
1: ಹಾ ಹಲೋ.
0: ಹಲೋ ಹೇಳಿ ಹೇಳಿ ಬಾ.
7: ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ.
0: ಥ್ಯಾಂಕ್ ಯು. ನಿಮಗೂ ಕೂಡ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಎಷ್ಟನೇ ಕ್ಲಾಸ್ ಓದ್ತಿರೋದು ನೀವು?
7: ಥರ್ಡ್ ಸ್ಟ್ಯಾಂಡರ್ಡ್.
0: ಥರ್ಡ್ ಸ್ಟ್ಯಾಂಡರ್ಡ್. ಓಕೆ. ಭಾಷಣ ಕಲ್ತಿದ್ರ ಸ್ಕಿಟ್ಟ
7: ಸ್ಪೀಚ್?
0: ಸ್ಪೀಚ್. ಓಕೆ ಹೇಳಿ. ಸ್ಪೀಚ್ ಹೇಳಿಪ್ಪಾ.
7: ಗುಡ್ ಮಾರ್ನಿಂಗ್ ಎವ್ರಿವನ್, ಮೈ ನೇಮ್ ಇಸ್ ರುಶಾಂಕ್. ಐ ಆಮ್ ಸ್ಟಡಿಂಗ್ ಇನ್ ಥರ್ಡ್ ಫಿನಿಕ್ಸ್. ಟುಡೇ ಐ ಆಮ್ ಗೋಯಿಂಗ್ ಟು ಗಿವ್ ಅ ಸ್ಪೀಚ್ ಆನ್ ಇಂಡಿಪೆಂಡೆನ್ಸ್ ಡೇ. ಇಂಡಿಯಾ ಬಿಕೇಮ್ ಇಂಡಿಪೆಂಡೆಂಟ್ ಆನ್ 15th August 1947. We celebrate this day every year with great joy and pride. We love our country, respect our national flag, and always be honest and kind. Let us make hard work to make India proud. Thank you. Jai Hind. Bolo Bharat Mata Ki Jai. Once again, Happy Independence Day.
1: And Rimu Kuda, Happy Independence Day.
0: Rushant, yes, tumba chanagittu nimma speech.
6: Thank you.
7: Thank you, ma'am.
1: Rushant.
7: Yes, sir.
1: ಬೆಳಿಗ್ಗೆನೆ ಸ್ಪೀಚ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಾ?
7: Yes, sir.
1: ಓಹೋ, ಸೊ ಹಾಗಾಗಿ ಮಿಸ್ ಆಗಿತ್ತಾ? ಚೆನ್ನಾಗಿ ಸ್ಪೀಚ್ ಮಾಡಿದ್ರಿ. ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಇಂಡಿಪೆಂಡೆನ್ಸ್ ಡೇ ದಿನ ನೀವು ಡ್ಯಾನ್ಸ್ ಅಥವಾ ಹಾಡು ಹಾಡೋದಕ್ಕೆ ರೆಡಿ ಆಗ್ಬೇಕು. ಓಕೆನಾ?
7: ಓಕೆ ಸರ್.
1: ಓ ಸೂಪರ್ ಆಗಿರ.
0: ಸೂಪರ್. ಫುಲ್ ಎನರ್ಜೆಟಿಕ್ ಆಗಿದ್ದಾರೆ ನಮ್ಮ ರುಶಾಂತ್ ಅವರು.
7: ಥ್ಯಾಂಕ್ ಯು ಮ್ಯಾಮ್.
1: ಓಕೆ ಬಾ. ಥ್ಯಾಂಕ್ ಯು. ಥ್ಯಾಂಕ್ ಯು
0: ಮಾತನಾಡಿದ್ದಕ್ಕೆ.
7: ಬೈ ಮ್ಯಾಮ್.
1: ಬೈ ಬೈ.
0: ಎಸ್ ಸರ್, ರುಶಾಂತ್ ಅವರು ಕರೆ ಮಾಡಿದ್ರು. ಪುಟ್ಟ ಹುಡುಗ 3ನೇ ಕ್ಲಾಸ್ ಅಂತೆ, ಎಷ್ಟು ಚೆನ್ನಾಗಿ ಸ್ಪೀಚ್ ಹೇಳ್ತಾ ಇದ್ರಲ್ವಾ? ಸೊ ಅದೇ ರೀತಿ
1: ನೋಡಿ, ಈಗಿನ ಮಕ್ಕಳಿಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ, ಮತ್ತೆ ಆ ಒಂದು ಎನರ್ಜಿ ಕೂಡ ಎಷ್ಟಿದೆ ಅಲ್ವಾ ರಕ್ಷಿತಾ?
0: ಹೌದು.
1: ಮತ್ತೆ ಏನು ಸ್ಪೀಚ್ ಮಾಡ್ಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ಅದನ್ನೆಲ್ಲ ಕೂಡ ಓದ್ಕೊಂಡು ರೆಡಿ ಆಗ್ಬಿಟ್ಟು ಇವಾಗ ತಪ್ಪಿಲ್ದೇನೆ ಎಷ್ಟು ಚೆನ್ನಾಗಿ ಓದಿದ್ರು ಅವರು.
0: ಸೊ ಹಾಗೆ ಸ್ಪೀಚ್ ಅಂತ ಬಂದಾಗ ಇವಾಗಾದ್ರೆ ಅದನ್ನ ಏನು ನಾವು ಗ್ಲಾನ್ಸ್ ಮಾಡಿ ಮೆಮೊರಿ ಇಟ್ಕೊಂಡು ಹಿಂಗೆ ಮಾತಾಡ್ಬೇಕು ಅಂತೆಲ್ಲ ಅನ್ಕೊಳ್ತೀವಿ. ಚಿಕ್ಕ ವಯಸ್ಸಲ್ಲಿ ಏನ್ ಬರ್ಕೊಂಡಿರ್ತಾರೋ ಮನೆಯಲ್ಲೋ ಇಲ್ಲೋ ಸ್ಕೂಲ್ ಅಲ್ಲಿ ಏನ್ ಬರ್ಕೊಂಡಿರ್ತಾರೋ ಗಟ್ ಮಾಡ್ತೀವಿ, ಆನ್ಸರ್ನ ಗಟ್ ಮಾಡ್ತಿದ್ವಲ್ಲ, ಆತರ ಗಟ್ ಮಾಡ್ತಿದ್ವಿ ಅಲ್ವಾ?
1: ಸೊ ಆನ್ಸರ್ನ ಗಟ್ ಮಾಡ್ತಿದ್ರಿ ಅಂತ ಆಯ್ತು.
0: ಹೌದೌದು.
1: ಸೂಪರ್. ಓಕೆ, ನೀವು ಕೂಡ ಈ ತರ ನಿಮ್ಮ ಚೈಲ್ಡ್ಹುಡ್ ಡೇಸ್ ನ ಎಂಜಾಯ್ ಮಾಡಿದ್ರೆ ನಮ್ಮ ಜೊತೆ ಇವತ್ತು ಶೇರ್ ಮಾಡ್ಬೋದು. ನೋಡಿ, ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ ನಮ್ಮ ಜೊತೆ ಕಾಲ್ ಮಾಡಿ. ಆ್ಯಂಡ್ ನೀವು ಕೂಡ ನಿಮ್ಮ ಚೈಲ್ಡ್ಹುಡ್ ಡೇಸ್ ನ ಇದೇ ತರ ನೆನ್ಪು ಮಾಡ್ಕೊಂಡು ನಮ್ಮ ಜೊತೆ ಶೇರ್ ಮಾಡಿದ್ರೆ ನಮ್ಗೆ ಇನ್ನಷ್ಟು ಖುಷಿ ಆಗುತ್ತೆ. ಆ್ಯಂಡ್ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ರಕ್ಷಿತಾ. ಹಲೋ.
8: ನಮಸ್ತೆ ಸರ್.
1: ನಮಸ್ತೆ. ಸೌಮ್ಯ ಅವರೇ, ಸ್ವಾತಂತ್ರ್ಯ ದಿನದ ಶುಭಾಶಯಗಳು ನಿಮಗೆ.
8: ನಿಮಗೂ ಕೂಡ ಮೇಡಮ್ ಅವರಿಗೇನು ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಸರ್.
0: ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್.
8: ಓಕೆ ಮೇಡಮ್.
0: ಓಕೆ ಹೇಳಿ ಮ್ಯಾಮ್, ನೀವು ಬಾಲ್ಯದ ಸ್ವಾತಂತ್ರ್ಯೋತ್ಸವ ಹೇಗಿತ್ತು, ಇವಾಗ ಹೇಗೆ, ಇವತ್ತು ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಏನು ಅಂತ?
8: ಮೇಡಮ್, ನನಗ್ ಬಹಳ ಖುಷಿ ಆಯ್ತು, ಯಾಕಂದ್ರೆ ನಮ್ಮ ಬಾಲ್ಯ ಇದ್ದಂತ ನಮ್ ಸ್ವಾತಂತ್ರ್ಯ ನೀವು ಕೇಳಕ್ ನಾನು ಕಾಲ್ ಮಾಡಿದ್ದು. ನಾನು ಹೇಳ್ಬೇಕು, ನೀವು ಕೇಳ್ತೀರಿ ಅಂತ. ಅವಾಗೆಲ್ಲ ಇನ್ಫಾರ್ಮ್ ಅಂದ್ರೆ ಈಗ ಬೇರೆ ಇಂಗ್ಲಿಷ್ ಮೀಡಿಯಂ ಅದಾವ ಹಂಗ ಹಿಂಗ ಅಂತೇಳಿ ಬೇರೆ ಬೇರೆ ತರ ಬಟ್ಟೆ ಬರ್ತಾವ ಮೇಡಮ್. ಅವಾಗ ಎಲ್ಲಿ ನೋಡ್ತೀರಿ ನೋಡ್ರಿ, ಗಂಡ ಹುಡುಗರಿಗೆ ಬಿಳಿ ಟೀ-ಶರ್ಟ್, ಬಿಳಿ ಅಂಗಿ, ತೆಳಗ ಹಾಫ್ ಪ್ಯಾಂಟ್, ಖಾಕಿ ಕಲರು. ನಮಗ ಬಿಳಿ ಗ್ಲೋಸ್ ಮತ್ತೆ ನೀಲಿ ಕರಿಟು ಸಣ್ಣ ಮೊಳಕಲ್ ತಕ್ಕ ಅಷ್ಟೇ ಮೇಡಮ್. ಎಲ್ಲಿ ನೋಡ್ತೀರಿ ನೋಡ್ರಿ, ಬರೇ ಅವೇ ಕಾಣಿಸ್ತಿದ್ದು ನಮ್ ಕಣ್ಣಿಗೆ. ಅದು ಒಂಥರ ಖುಷಿ ನಮಗೆ, ಯಾಕಂದ್ರೆ ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ಏನೋ ಗೊತ್ತಿಲ್ಲ, ಒಂಥರ ಎರಡ್ ಹೆರಡ್ ಹಾಕೊಳ್ಳೋದು, ನಾಲ್ ಕೆಂಪು ರೆಬ್ಬಿನ್ ಹಾಕೊಳ್ಳೋದು, ಕೈಯಾಗ ಕೆಂಪು ಬಳೆ ಹಾಕೊಳ್ಳೋದು, ಈ ತರ ಏನ್ ತರಂ ಇತ್ತು.
0: ಅದೇ ಒಂದು ಖುಷಿ ಅಲ್ವಾ, ಬಳೆ ತಗೊಳ್ಳೋದು, ಕಲರ್ ಟೇಪ್ ತಗೊಳ್ಳೋದು, ರಿಬ್ಬನ್.
8: ಹೌದು ಹೌದು ಮೇಡಮ್.
0: ಮಕ್ಕಳಿಗಂತೂ ಸಂಭ್ರಮ, ಸ್ವಾತಂತ್ರ್ಯೋತ್ಸವ, ಗಣರಾಜ್ಯೋತ್ಸವ ಎಲ್ಲ ಬಂದ್ರೆ.
8: ಈಗೆಲ್ಲ ಅದು ನಮ್ಗೆ ಈಗ ನಮ್ಗೆ ವಯಸ್ಸಾದಂಗ ವಯಸ್ಸಿಗೆ ಈಗ ನಾವು ನಮ್ಮ ಮಕ್ಕಳಿಗೆ ಮಾಡ್ತೀವಿ. ಯಾಕಂದ್ರೆ ಈಗ ನನ್ನ ಮನೆಯಲ್ಲಿ ನನ್ನ ಶಶಿ ಇದ್ದಾಳೆ, 7ನೇ ಕ್ಲಾಸ್ ಹೋಗ್ತಾಳೆ ಮೇಡಮ್. ಇವತ್ತು ಬೆಳಗ್ಗೆ ಆಕಿಗೊಂದು ರೇಷ್ಮೆ ಸೀರೆ ಉಡಿಸಿ ಆಕಿ ತುಂಬಾ ಅಲಂಕಾರ ಮಾಡಿ ಸಾಲಿಗೆ ಹೋದ್ಲಕ್ಕಿ, ನಾನ್ ನೋಡಕ್ ತುಂಬಾ ಖುಷಿ ಆಯ್ತು.
0: ಓಕೆ ಸೂಪರ್.
8: ಆದ್ರೂ ಅಲ್ಲಿ ಹೋಗು ನೋಡೋ ಅವಕಾಶ ಇದ್ದಿದ್ದೀರಾ, ಆದ್ರೂ ಮನೆಯಾಗ ರೆಡಿ ಮಾಡಿ ಕಳಿಸೋ ಅವಕಾಶ ನನಗ್ ಸಿಕ್ತು ಮೇಡಮ್, ಅದು ಖುಷಿ ಆಯ್ತು.
0: ಓಕೆ ವೆರಿ ನೈಸ್, ವೆರಿ ನೈಸ್, ಸೂಪರ್.
8: ನಮಸ್ತೆ ಮೇಡಮ್.
0: ನಮಸ್ತೆ ಸೌಮ್ಯ ಮ್ಯಾಮ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
8: ಓಕೆ ಮೇಡಮ್,
0: ಸೌಮ್ಯ ಅವರು ಹೇಳ್ತಾ ಇದ್ರಲ್ವಾ ರಿಬ್ಬನ್ ಹಾಕೊಂಡು ಆ ಒಂದು ಯೂನಿಫಾರ್ಮ್ ಇರ್ಬೋದು, ಸೊ ಆಗ್ಲೇ ಕರೆ ಮಾಡಿದವ್ರು ಕೂಡ ಹೇಳ್ತಾ ಇದ್ರು ಐರನ್ ಮಾಡ್ಕೊಂಡು ಹೋಗ್ತಿದ್ದು ಅಂತ. ನಾನು ಕೂಡ ಅದೇ ನೆನಪಾಯ್ತು. ಆಕ್ಚುಲಿ ಇನ್ನೇನ್ ನಾಳೆ ಸ್ವಾತಂತ್ರ್ಯೋತ್ಸವ ಅಂದ್ರೆ ನಮ್ಮ ಅಪ್ಪ ಅಮ್ಮನ ಹತ್ರ ಹೋಗಿ ನನ್ನ ಬಟ್ಟೆ ಎಲ್ಲ ಫುಲ್ ನೀಟಾಗಿ ಐರನ್ ಮಾಡಿಸ್ಕೊಂಡು ಫುಲ್ ರೆಡಿ ಆಗಿ ಟೈ ಬೆಲ್ಟ್ ಎಲ್ಲ ಹಾಕೊಂಡು ಸ್ಕೂಲಿಗೆ ಹೋಗ್ತಾ ಇದ್ವಿ. ಎವ್ರಿ ಡೇ ಹೇಗಾಗುತ್ತೆ ಅಂದ್ರೆ ಐರನ್ ಕೆಲವು ಸರ್ತಿ ಇರುತ್ತೆ, ಕೆಲವು ಸರ್ತಿ ಇರಲ್ಲ, ಆ ತರ ಆಗ್ತಿತ್ತು. ಬಟ್ ಇಂಡಿಪೆಂಡೆನ್ಸ್ ಡೇ ಈ ತರದ್ದೆಲ್ಲ ಬಂದಾಗ
1: ಅದೆಲ್ಲ ಸ್ಟ್ರಿಕ್ಟ್ ಫಾಲೋ ಮಾಡ್ತಿದ್ವಿ.
0: ಖುಷಿ ಅಲ್ವಾ, ಕಲರ್ ಕಲರ್ ಟೇಪ್ ತಗೊಳ್ಳೋದಿರ್ಬೋದು, ಏನು ಹಸಿರು ಹಾಗೆ ಕೇಸರಿ ಕಲರ್ ಇರ್ಬೋದು, ಬಿಳಿ ಕಲರ್ ಟೇಪ್, ಹಾಗೆ ಬಳೆ ಫುಲ್ ಎರಡೆರಡು ಡಜನ್ ಬಳೆಗಳು. ಹೆಣ್ಮಕ್ಳು ಅಂದ್ರೆ ಗೊತ್ತಲ್ವಾ, ಮೊದ್ಲೇ ಕಾಯ್ತಾ ಇರ್ತೀವಿ ಈ ತರದ್ ಏನಾದ್ರೂ ಒಂದ್ ಸಂಭ್ರಮಕ್ಕೋಸ್ಕರ. ಸೊ ಈ ರೀತಿ ಎಲ್ಲ ಬಂದಾಗ ಅಪ್ಪ ಅಮ್ಮನ ಹತ್ರ ಹೋಗಿ ಎಲ್ಲ ಬಳೆ ಸರ ಎಲ್ಲ ಕೊಡಿಸ್ಕೊಂಡು, ಸರ ಕೂಡ ಬರೋದು ಮಣಿಗಳು, ಕೇಸರಿ ಬಿಳಿ ಹಸಿರು ಬಣ್ಣದ ಏನು ಸರ ಬರ್ತಿತ್ತು ಅದನ್ನ ಹಾಕೋತಿದ್ವಿ, ಇಯರಿಂಗ್ ಕೂಡ ಮ್ಯಾಚಿಂಗ್ ಈ ರೀತಿ ಹೋಗ್ತಿದ್ವಿ. ಸೊ ಅದೇ ರೀತಿ ಒಂದು ಚೆನ್ನಾಗಿರ್ತಿತ್ತು ಆ ಮೆಮೊರಿ ಕೂಡ, ಒಂದ್ ರೀತಿಯ ಅದು ಭಾಷಣ ಗೀಷಣ ಮಾಡಕ್ಕಿದೆ ಅಂದ್ರೆ ಏನೋ ಸಾಧನೆ ಮಾಡ್ತಿದೀವಿ ಅನ್ನೋ ರೇಂಜಿಗೆ ಖುಷಿ. ಓ ನಾನೇನೋ ಪ್ರಧಾನಮಂತ್ರಿ ತರ ಭಾಷಣ ಮಾಡ್ತಿದ್ದೀನಿ ಅನ್ನೋ ತರದ ಖುಷಿ ಇರ್ತಿತ್ತು ಅವಾಗ, ಅದೇನೋ ಒಂದ್ ಇನ್ನೋಸೆನ್ಸ್ ಇರ್ತಿತ್ತಲ್ವಾ, ಆ ರೀತಿಯ ಖುಷಿಗಳು ಇರ್ತಾ ಇತ್ತು. ಸೊ ಹಾಗೆ ಇನ್ನೊಂದೇನಪ್ಪ ಅಂದ್ರೆ ಇನ್ನೊಂದ್ ಖುಷಿ ಹೆಂಗ್ ಗೊತ್ತಾ ಶ್ರೀಧರ್, ಮಧ್ಯಾಹ್ನ ತನಕ ಮಾತ್ರ ಕ್ಲಾಸ್ ಏನು ಇರ್ತಿರ್ಲಿಲ್ವಲ್ಲ,
1: ಖುಷಿ. ಸೊ ಅದೊಂಥರ ಹಾಫ್ ಡೇ, ಈ ಕಡೆ ಒಂದಿನ ಫುಲ್ ಏನು ಬ್ಯಾಗ್, ಅದು ಹಿಂದಿನ ದಿನ ನಾವೆಲ್ಲ ಟೀಚರ್ಸ್ ಕೇಳ್ತಿದ್ದು ಸರ್ ಬ್ಯಾಗ್ ತಗೋಬರ್ಬೇಕಾ, ಊಟ ತರಬೇಕಾ, ಇದೆಲ್ಲಾ ಕ್ವಶನ್ ಗಳನ್ನ ಕೇಳ್ತಿದ್ವಿ. ನೀವು ಇದೇ ತರ ಕೇಳಿರ್ಬೋದು ಅಂತ ಅನ್ಕೊಳ್ತೀನಿ. ಸೊ ನಿಮ್ಮ ನೆನಪುಗಳನ್ನು ಕೂಡ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ ಜೊತೆ ಮಾತಾಡೋದಕ್ಕೆ ಒಬ್ರು ಕಾಲರ್ ಕೂಡ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ.
0: ಓಕೆ, ಸೊ ಕರೆ ಕಟ್ ಆಗಿದೆ, ಅದೇ ರೀತಿಯಾಗಿ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಹಾಗೆ ನಿಮ್ಮ ಒಂದು ಬಾಲ್ಯದ ದಿನಗಳು ಹೇಗಿತ್ತು ಏನು ಅಂತ ಹೇಳಿ ತಿಳಿಸಬಹುದು. ಹಾಗೆ ಶ್ರೀಧರ್ ಅವರು ಆಗ್ಲೇ ಕೇಳಿದ ಪ್ರಶ್ನೆಗೆ ಉತ್ತರವನ್ನ ಕೂಡ ಕೊಡಬಹುದಾಗಿದೆ.
1: ಓಕೆ, ಅದಕ್ಕೂ ಮುಂಚೆ ಈಗ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ.
0: ಓಕೆ,
9: ನಮಸ್ತೆ ಸರ್.
0: ನಮಸ್ತೆ.
9: ನಮಸ್ತೆ ಮೇಡಮ್.
0: ರಮೇಶ್ ಸರ್ ಹೇಗಿದ್ದೀರಾ?
9: ಆರಾಮಾಗಿದ್ದೆ ನೋಡಮ್ಮ, ಕಾರ್ಯಕ್ರಮ ಒಳ್ಳೆ ಮೂಡ್ ಬರ್ಲಕತ್ತೈತ್ರಿ, ಬೆಳಗಿನಿಂದ ಕೇಳ್ತಾ ಇದ್ದೀವಿ ಮೇಡಮ್.
0: ಹೌದೇನ್ರಿ, ಧನ್ಯವಾದಗಳು ಸರ್.
9: 80ನೇ ಸ್ವಾತಂತ್ರ್ಯ ದಿವಸದ ಎಲ್ಲರಿಗೂ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಮೇಡಮ್.
0: ನಿಮಗೂ ಕೂಡ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಸರ್.
9: ಹಾ ರೀ ಮೇಡಮ್, ಎಲ್ಲಾ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬರ್ಲಕತ್ತೈತ್ರಿ, ಎಲ್ಲರ ಮನೆಯಲ್ಲಿ ಎಲ್ಲರ ಮನದಲ್ಲಿ ಇದ್ದಿ, ನಮ್ಮ ದೇಶದಲ್ಲೇ ದೊಡ್ಡ ಹಬ್ಬ ಅಂತಂದಿದ್ವಿ ಸ್ವಾತಂತ್ರ್ಯ ಮೇಡಮ್.
0: ನಿಜ ನಿಜ ಸರ್.
9: ಈಗ ಪ್ರತಿಯೊಂದು ಊರಿನಲ್ಲಿ ಒಂದೊಂದು ಅವ್ರವ್ರ ಸಂಸ್ಕಾರ ತಪ್ಪಂತೆ ಒಂದೊಂದು ಹಬ್ಬಗಳು ನಡೀತಾವ್ರಿ, ಆಯಾ ಊರಲ್ಲಿ ದೀಪಾವಳಿ ಅನ್ರಿ, ದಸರಾ ಅನ್ರಿ, ಮಹಾನವಮಿ, ಎಲ್ಲ ಇದು ಎಲ್ಲ ನಮ್ ಭಾರತಕ್ಕೆ ಬೇಕಾದ ದೊಡ್ಡ ಹಬ್ಬ ಅಂತ ಇದೆ ಸ್ವಾತಂತ್ರ್ಯ ಮೇಡಮ್.
0: ಹೌದು ಹೌದು ಸರ್, ಖಂಡಿತ.
9: ಹೆಮ್ಮೆ ಅನಿಸ್ತೈತ್ರಿ, ಮಕ್ಕಳೆಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿಸಿದ್ರಿ. ನಮ್ಮಲ್ಲಿ ಒಂದು ಶಾಲೆ ಐತ್ರಿ ಮೇಡಮ್, ಇಲ್ಲಿ ಹಳ್ಳದ ಪಕ್ಕದಾಗ್ರಿ ಮೇಡಮ್. ನಮ್ಮಲ್ಲಿ ಒಂದು ತನ್ನ ಗ್ರಾಮ ಐತಿ ಮಾನ್ಯನ್ ದೊಡ್ಡ ಅಂತ ಮೇಡಮ್. ಎಲ್ಲ ಮಕ್ಕಳು ಇದ್ ಕಾರ್ಯಕ್ರಮಗಳು ಹಮ್ಮಿಕೊಂಡು ಮತ್ತೆ ಪ್ರತಿಯೊಂದು ಆ ಕಾರ್ಯಕ್ರಮ ನೆನಪಾರ್ಥಕವಾಗಿ ಒಂದು ಪಡೆ ಸಸಿಗಳನ್ನು ನೆಟ್ಟಿವ್ರಿ ಮೇಡಮ್.
1: ಸೂಪರ್ ಅಲ್ಲ ಸರ್?
9: ಹಾ ಸರ್,
1: ಸಸಿಗಳನ್ನ ನೆಟ್ಟಿದ್ರಂತೇಳಿ
9: ಒಬ್ರು ರಿಟೈರ್ಡ್ ಆದ್ರಿ ಸರ್. ಅವರು ಶಾಲೆ ಸೂಟಿ ಇದ್ದಾಗ ಬಿಡುವಿನ ಹೇಳದಾಗ ಎರಡ್ ತಿಂಗಳು ಶಾಲೆ ಸೂಟಿ ಇದ್ದಾಗ ಬ್ಯಾಸಿಯಾಗ ಬಂದು ಮೋಟರ್ ಚಾಲು ಮಾಡ್ಕೊಂಡು ನೀರ್ ಬಿಟ್ಟು ಹೋಗ್ತಿದ್ರಿ ಗಿಡಗಳಿಗ್ರಿ.
1: ಸೂಪರ್ ಸೂಪರ್.
9: ಅಲ್ಲಿ ನಿವೃತ್ತಿ ಹೊಂದ್ರಿ, ಎಲ್ಲಾ ಮಕ್ಕಳು ನೋಡ್ಬೇಕ್ರಿ, ದೊಡ್ಡ ಹಬ್ಬ ಮಾಡಿ ಕಳಿಸ್ತೇವ್ರಿ. ಅವ್ರು ಇನ್ನೂ ನಮ್ ಶಾಲೆ ಮ್ಯಾಗ ಅಭಿಮಾನ ಬಾಳ್ರಿ, ನಮ್ಮಲ್ಲಿ ನಿವೃತ್ತಿ ಆದ್ರೆ ಇನ್ನೂ ಬಂದು ಹೋಗ್ತಾರಿ.
1: ನೋಡಿ ಸ್ವಾತಂತ್ರ್ಯ ದಿನಕ್ಕೆ ಒಂದು ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬೋದು ನೀವು ಹೇಳಿದ್ದು, ಯಾಕಂದ್ರೆ
9: ಸರ್ ನಮ್ಮಲ್ಲಿ ಸಸಿ ನಡೆಸ್ಯಾರ ನೋಡ್ರಿ ಇವತ್ತು ಶಾಲೆಯಲ್ಲಿ, ಎಲ್ಲ ಗ್ರಾಮಸ್ಥರು ಮಕ್ಕಳು ಸರ್ಗಳು ಕೂಡ್ಕೊಂಡ್ರಿ.
1: ನೋಡಿ ಒಂದು ಒಳ್ಳೆ ಕೆಲಸ, ನಿಜವಾಗ್ಲೂ ಈ ತರದ ಒಂದು ಇನಿಶಿಯೇಟಿವ್ ತಗೊಂಡ್ರೆ ಖಂಡಿತವಾಗ್ಲೂ ನಮ್ಮ ಪರಿಸರವನ್ನು ಕಾಪಾಡೋದಕ್ಕೆ ಸಾಧ್ಯ ಆಗುತ್ತೆ.
9: ಹೆಣ್ಣು ಮಕ್ಕಳ ದಿನಾಚರಣೆ ಬಗ್ಗೆ ಹೋದ ಸಲ ರೀ ನಮ್ಮ ಮಗಳು ಒಂದು ಸಸಿ ನಡೆಸ್ಯಾಡ್ರಿ ತೆಂಗಿನ ಮರ.
1: ಓಕೆ,
9: ಸಸಿಗಳನ್ನು ಒಂದು ನಿಮಿತ್ತಾರ್ಥಕವಾಗಿ ಸಸಿಗಳನ್ನು ನಡೆಸಬೇಕ್ರಿ. ಹೊಸ ವರ್ಷ ಅನ್ರಿ, ಇದು ಸ್ವಾತಂತ್ರ್ಯ ದಿನ ಅನ್ರಿ.
0: ಧನ್ಯವಾದಗಳು ರಮೇಶ್ ಸರ್, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ, ಹಾಗೆ ಒಂದ್ ಒಳ್ಳೆ ಮಾಹಿತಿಯನ್ನ ಕೂಡ ಹೇಳಿದ್ರಿ. ಸಸಿ ನೆಡುವ ಮೂಲಕ ಸ್ವಾತಂತ್ರ್ಯೋತ್ಸವವನ್ನ ಆಚರಿಸಿದ್ರಿ ಅಂತ ತುಂಬಾ ಖುಷಿ ಆಯ್ತು ಸರ್.
9: ಹೌದು ಮೇಡಮ್, ನಿಜವಾಗ್ಲೂ ಖುಷಿ ಅನಿಸ್ತೈತಿ ಮೇಡಮ್.
0: ಥ್ಯಾಂಕ್ ಯು ರಮೇಶ್ ಸರ್ ಕರೆ ಮಾಡಿದ್ದಕ್ಕೆ.
1: ಸೊ ರಮೇಶ್ ಅವರು ಕರೆ ಮಾಡಿದ್ರು ರಕ್ಷಿತಾ, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಸ್ವಾತಂತ್ರ್ಯ ದಿನದ ದಿನ ಈ ಒಂದು ಸಸ್ಯನ ನೆಟ್ಟಿವೆ ಅಂತ ಹೇಳಿ, ಆಕ್ಚುಲಾಗಿ ನಾನು ಕೂಡ ಲಾಸ್ಟ್ ಟೈಮ್ ಎಲ್ಲ ಹೇಳಿದ್ದೆ, ಹುಟ್ಟುಹಬ್ಬದ ದಿನ ಈ ಸಸಿ ನೆಡಬೇಕು ಅಂತ ಹೇಳಿ. ಸೊ ಹಾಗೆ ನೋಡಿ, ಈ ಸ್ವಾತಂತ್ರ್ಯ ದಿವಸ ಕೂಡ ಗಿಡವನ್ನ ನೆಡೋದ್ರಿಂದ ಒಂದು ಒಳ್ಳೆಯ ಇನಿಷಿಯೇಟಿವ್ ಅಂತಾನೆ ಹೇಳ್ಬೋದು. ಸೊ ಇದನ್ನು ಕೂಡ ನೆಕ್ಸ್ಟ್ ಇಯರ್ಗೆ ನಾವು ಪಾಲಿಸೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
0: ಖಂಡಿತವಾಗ್ಲೂ ಎಲ್ಲರೂ ಕೂಡ ಸ್ವಾತಂತ್ರ್ಯೋತ್ಸವ ದಿನ

0: ಯಾವುದೇ ರೀತಿಯ ಹಬ್ಬ ಇರಲಿ, ಯಾವುದೇ ರೀತಿಯ ದೇಶದ ಹಬ್ಬ ಇರಲಿ, ಯಾವುದೇ ರೀತಿಯ ನಮ್ಮ ಒಂದು ಹಬ್ಬಗಳಿರಲಿ, ಎಲ್ಲರೂ ಕೂಡ ಈ ರೀತಿ ಪ್ರತಿಯೊಂದು ಹಬ್ಬಕ್ಕೆ ಜನ್ಮದಿನಕ್ಕೆ ಎಲ್ಲ ಗಿಡಗಳನ್ನ ನೆಟ್ಟು ಅವುಗಳನ್ನು ಪೋಷಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ನಮ್ಮ ದೇಶ ಎಷ್ಟು ಸುಭೀಕ್ಷವಾಗುತ್ತೆ ಅಂತಾನೆ ಹೇಳಬಹುದು. ಸೊ ಹಾಗೇನೆ ಈ ಒಂದು ಬ್ರೇಕ್ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ ಶ್ರೀಧರ್. ಒಂದು ಬ್ರೇಕ್ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಹಾಗೇನೆ ನೀವು ಆಗ್ಲೇ ಪ್ರಶ್ನೆಯನ್ನ ಕೇಳ್ತಾ ಇದ್ರಿ, ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ ಜೈ ಹಿಂದ್ ಎನ್ನುವಂತಹ ಒಂದು ವಾಕ್ಯವನ್ನ ಯಾರು ಜನಪ್ರಿಯಗೊಳಿಸಿದ್ರು ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ಇದ್ರಿ. ಜೈ ಹಿಂದ್ ಎನ್ನುವ ಘೋಷಣೆಯನ್ನ ಜನಪ್ರಿಯಗೊಳಿಸಿದವರು ಯಾರು ಅಂತ ಹೇಳಿ ಶ್ರೀಧರ್ ಅವರು ಆಗ್ಲೇ ಕೇಳ್ತಾ ಇದ್ರು ಪ್ರಶ್ನೆಯನ್ನ. ಅದಕ್ಕೆ ಉತ್ತರ ನಿಮಗೆ ಗೊತ್ತಿದ್ರೆ ನಮ್ಮ ಸಂಖ್ಯೆ 9686926279 ಈ ಸಂಖ್ಯೆಗೆ ನೀವು ಮೆಸೇಜ್ ಮಾಡಿ ತಿಳಿಸಬಹುದಾಗಿದೆ. ಹಾಗೇನೆ ಈಗ ಒಂದು ಬ್ರೇಕ್ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ನಾನು ನಿಮ್ಮ ಆರ್ ಜೈ ರಕ್ಷಿತಾ ಹೊಳ್ಳ, ಹಾಗೆ ಆರ್ ಜೆ ಶ್ರೀಧರ್ ಅವರು ಕೂಡ ನನ್ನ ಜೊತೆಗಿದ್ದಾರೆ. ಸೊ ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಈ ದಿನದ ಸ್ವಾತಂತ್ರ್ಯ ಹಬ್ಬಕ್ಕೆ ವಿಶೇಷವಾಗಿ ಶಿರಾಳಕೊಪ್ಪದ UKGಯ ವಿದ್ಯಾರ್ಥಿಯಾದಂತಹ ಆದ್ಯಂತ್ ಅವರು ಒಂದು ಹಾಡನ್ನು ಕಳಿಸಿದರೆ, ದೇಶಭಕ್ತಿ ಗೀತೆನ ಅವರ ಹಾಡನ್ನು ಕೇಳ್ಕೊಂಡು ಬರೋಣ.
4: ನಾನು ಈಗ ದೇಶಭಕ್ತಿ ಗೀತೆನ ಹೇಳ್ತೇನೆ.

0: ಓಕೆ, ಧನ್ಯವಾದಗಳು ಆದ್ಯಂತ ಅವರೇ ನಿಮಗೂ ಕೂಡ. ಹಾಗೆ ಶ್ರೇಯಾ ಅವರು ಶಿವಮೊಗ್ಗದ BCA ಸ್ಟೂಡೆಂಟ್ ಆಗಿರ್ತಾರೆ. ಇವರು NES ಇನ್ಸ್ಟಿಟ್ಯೂಟ್ ಕಾಲೇಜಿನಿಂದ ಓದ್ತಾ ಇದ್ದಾರೆ. ಅವರು ಕೂಡ ದೇಶಕ್ಕಾಗಿ ಹೋರಾಟ ಮಾಡಿದಂತಹ ಸ್ವಾತಂತ್ರ್ಯ ಹೋರಾಟಗಾರರ ಕುರಿತಾದಂತಹ ವಿಚಾರವನ್ನು ತಿಳಿಸ್ತಾರೆ. ಬನ್ನಿ ಅವರ ಮಾತುಗಳನ್ನು ಕೂಡ ಕೇಳೋಣ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೇಯಾ, ಪ್ರಥಮ BCA NES ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ ಕಾಲೇಜಿನಲ್ಲಿ ನಾನು ಓದುತ್ತಿದ್ದು, ಇಂದು ನಾನು ಸ್ವಾತಂತ್ರ್ಯ ಹೋರಾಟಗಾರರಾದ ಹುಚ್ಚರಾಯಪ್ಪನವರ ಬಗ್ಗೆ ಮಾತನಾಡುತ್ತಿದ್ದೇನೆ. ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರು. ಅವರು 1942 ಭಾರತದ ಬಿಡಿ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು. ಅವರ ದೇಶಪ್ರೇಮ, ಧೈರ್ಯ ಮತ್ತು ತ್ಯಾಗ ಇಂದಿಗೂ ಎಲ್ಲರಿಗೂ ಪ್ರೇರಣೆಯಾಗಿದೆ. 1942 ಆಗಸ್ಟ್ 8 ಮಹಾತ್ಮ ಗಾಂಧಿಯವರು ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯೊಂದಿಗೆ ಭಾರತದ ಬಿಡಿ ಚಳುವಳಿಯನ್ನು ಆರಂಭಿಸಿದರು. ಇವರು ಈ ಹೋರಾಟದಲ್ಲಿ

0: ಇತರ ದೇಶಭಕ್ತರೊಂದಿಗೆ ಸಕ್ರಿಯವಾಗಿ ಭಾಗವಹಿಸಿ ಈ ಘಟನೆ ಇತಿಹಾಸದಲ್ಲೇ ಈಸೂರು ದಂಗೆ ಎಂದು ಪ್ರಸಿದ್ಧಿಯಾಗಿದೆ. ಅವರ ತ್ಯಾಗವು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಇತಿಹಾಸದ ಚಿರಸ್ಥಾಯಿಯಾಗಿ ಉಳಿದಿದೆ. ಅವರ ಬದುಕುಳಿದ ಈಸೂರು ಹೋರಾಟದ ನೈಜ ಘಟನೆಗಳನ್ನು ಮುಂದಿನ ಪೀಳಿಗೆಗೆ ತಿಳಿಸುವ ಮಹತ್ವದ ಕಾರ್ಯವನ್ನು ಮಾಡಿದ್ದಾರೆ. 1947 ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿದ ನಂತರವೂ ಹುಚ್ಚರಾಯಪ್ಪನವರು ದೇಶ ಸೇವೆಗೆ ಸಲ್ಲಿಸಿದ ಕೊಡುಗೆಗಾಗಿ ಅಪಾರ ಗೌರವ ಪಡೆದರು. ಅವರ ದೇಶಭಕ್ತಿ, ಧೈರ್ಯ, ತ್ಯಾಗ ಮತ್ತು ನಿಸ್ವಾರ್ಥ ಸೇವೆಯು ಪ್ರತೀಕವಾಗಿದೆ. ಇಂದು ನಾವು ಅನುಭವಿಸುತ್ತಿರುವ ಸ್ವಾತಂತ್ರ್ಯವು ಅವರಂಥ ಅನೇಕ ವೀರರ ಅಪಾರ ತ್ಯಾಗದ ಫಲ ಎಂಬುದು ಅವರ ಜೀವನ ನಮಗೆ ನೆನಪಿಸುತ್ತದೆ. ಇವರು ಈಸೂರು ಹೋರಾಟದಲ್ಲಿನ ಕೊಡುಗೆ ಕರ್ನಾಟಕದ ಇತಿಹಾಸದಲ್ಲಿ ವಿಶೇಷ ಸ್ಥಾನ ಪಡೆದಿದೆ. ಅವರ ರಾಷ್ಟ್ರೀಯತೆ ಮತ್ತು ಸಮಾಜ ಸೇವೆ ಮಹತ್ವವನ್ನು ಸಾರುತ್ತದೆ. ಇವರನ್ನು ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಧನ್ಯವಾದಗಳು.
1: ಓಕೆ ಶ್ರೇಯ ಅವರೇ, ಧನ್ಯವಾದಗಳು. ತುಂಬ ಚೆನ್ನಾಗಿ ವಿಷಯಗಳನ್ನ ತಿಳಿಸಿರಿ. ಸೊ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನಿದ್ದೀನಿ ಆರ್ಜೆ ಶ್ರೀಧರ್, ಹಾಗೆ ನನ್ನ ಜೊತೆಗಿದ್ದಾರೆ ಆರ್ಜೆ ರಕ್ಷಿತಾ ಹೊಳ ಅವರು. ಸೊ ನಾವಿಬ್ಬರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಚೈಲ್ಡ್ಹುಡ್ ನೆನಪುಗಳನ್ನ ಕೇಳೋದಕ್ಕೆ, ಹಾಗೆ ನೀವು ಕೂಡ ಚಿಕ್ಕ ವಯಸ್ಸಿನಲ್ಲಿ ಸ್ವಾತಂತ್ರ್ಯ ದಿನವನ್ನು ಆಚರಣೆ ಮಾಡಿದರೆ ನಿಮ್ಮ ಶಾಲೆಗಳಲ್ಲಾಗಿರ್ಬೋದು ಅಥವಾ ಯಾವುದೇ ಒಂದು ಗೌರ್ಮೆಂಟ್ ಆಫೀಸ್ಗಳ ಹತ್ತಿರದಲ್ಲಿ ಎಲ್ಲರೂ ಹೋಗಿದರೆ, ಸೊ ಅಂತಹ ಒಂದು ಆಚರಣೆಯನ್ನು ನೆನ್ಪಾಡ್ಕೊಂಡು ಹೇಳ್ಬೋದು. ಆ್ಯಂಡ್ ಹಾಗೆ ಇವತ್ತಿನ ಸ್ವಾತಂತ್ರ್ಯ ದಿನದ ವಿಶೇಷವಾಗಿ ನೀವೆಲ್ಲಾದರೂ ವಿಸಿಟ್ ಮಾಡಿ ಅಥವಾ ಈ ಒಂದು ಸಂಭ್ರಮದ ಆಚರಣೆ ಹೇಗೆ ನಡೀತು ಅನ್ನೋದನ್ನು ನೋಡಿದರೆ ಅದ್ರ ಬಗ್ಗೆ ಕೂಡ ನಮ್ಮ ಜೊತೆ ಮಾತಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ,
2: ನಮಸ್ತೆ ಸರ್.
1: ನಮಸ್ತೆ,
2: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ.
1: ಸುಬ್ರಹ್ಮಣ್ಯ ಅವರು ಹೇಗಿದ್ದೀರಾ?
2: ನಾವು ಚೆನ್ನಾಗಿದ್ದೇವೆ ಸರ್, ನೀವ್ ಹೇಗಿದ್ದೀರಾ ಸರ್?
1: ನಾವು ಚೆನ್ನಾಗಿದ್ದೀವಿ.
2: 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸರ್.
1: ನಿಮಗೂ ಕೂಡ ಸ್ವಾತಂತ್ರ್ಯ ದಿನದ ಶುಭಾಶಯಗಳು.
2: ಥ್ಯಾಂಕ್ ಯು ಸರ್.
1: ಸರ್ ಹೇಳಿ, ನೀವು ಚೈಲ್ಡ್ಹುಡ್ ಡೇಸ್ ಅಲ್ಲಿ ನಿಮ್ಮ ಸ್ವಾತಂತ್ರ್ಯ ದಿನವನ್ನ ಯಾವ ರೀತಿ ಆಚರಣೆ ಮಾಡ್ತಾ ಇದ್ರಿ ನಿಮ್ಮ ಸ್ಕೂಲ್ಗಳಲ್ಲಿ?
2: ನಮ್ಮ ಸ್ಕೂಲ್ಗಳಲ್ಲಿ ಅಂತ ಹೇಳಿದ್ರೆ ಇದೊಂದು ಸವಿ ನೆನಪು ಅಂತಾನೆ ಹೇಳ್ಬೋದು ಸರ್. ಯಾಕೆಂದ್ರೆ ಈ ಸ್ವಾತಂತ್ರ್ಯ ದಿನಾಚರಣೆ ಬರಕ್ಕೆ ಒಂದು 20 ದಿನ, ಒಂದ್ ತಿಂಗಳು ಮುಂಚೆನೆ ನಮ್ಗೆ ಈ ಖೋಖೋ ಆಡೋದು ಮತ್ತೆ ಈ ಕಬಡ್ಡಿ ಆಡೋದು ಇಂತ ಕಾರ್ಯಕ್ರಮಗಳನ್ನೆಲ್ಲ ಇಟ್ಟಿರ್ತಾ ಇದ್ರು ಸರ್. ಈ ಬೇರೆ ಬೇರೆ ಸ್ಕೂಲಿಂದ ಬರೋ ಅಂತ ಮಕ್ಳ ಮೇಲೆಲ್ಲ ಇದ್ ಮಾಡ್ತಾ ಇದ್ರು, ಆಟ ಆಡಿಸ್ತಾ ಇದ್ರು. ಅದ್ರಲ್ಲಿ ಯಾರು ವಿನ್ನರ್ ಆಗ್ತಾರ ಅವ್ರಿಗೆಲ್ಲ ಪ್ರಶಸ್ತಿ ಪತ್ರ, ನಂತರ ಅವ್ರಿಗೆ ಗೆದ್ದಾಗ ಒಂದು ಕಪ್ ಕೊಡೋ ಅಂತ ಒಂದು ಇದ್ಕೊಂಡಿದ್ರು ಸ್ಕೂಲ್ ಅಲ್ಲಿ. ನಂತರ ಇದು ಹೆಣ್ಮಕ್ಳುಗಳಿಗೆಲ್ಲ ಅಲ್ಲಿ ಹೆಣ್ಮಕ್ಳುಗಳಿಗೆಲ್ಲ ಈಗ ಖೋಖೋ ಆಡ್ಸೋದು ಆಮೇಲೆ ಖೋಖೋ ಆಡ್ಸೋದು ಮತ್ತೆ ಈ ಕೆಲ್ಸ ಮಾಡ್ತಾ ಇದ್ರ. ಮತ್ತೆ ಇಲ್ಲಿ ಇದು ರೆಸ್ಯೂ ಇದ್ ಬರ್ತಾ ಇತ್ತು ಸರ್, ಯಾವ್ದೋ ಹೆಸರೇನು ಹೇಳ್ತಾರೆ ಸರ್, ಮರ್ತೋಗುತ್ತೆ ಅದು. ಇದು ಜಲ್ ಜಲ್ ಅಂತ ಆಟ ಬರುತ್ತೆ ಸರ್, ಅದು ಆತರ ಲೆಜಿಮ್ ಅಂತ ಏನು ಅಂತ ಇದ್ರು ಸರ್. ಅವಾಟನ ಎಲ್ಲ ಕಲಿಸ್ತಾ ಇದ್ರು. ಇದು ಹೆಣ್ಮಕ್ಳಿಗಾಗ್ಲೆ ಗಂಡ ಮಕ್ಳಿಗಾಗ್ಲೆ ಕಲಿಸ್ಬಿಟ್ಟು ನಂತರ ಅವ್ರು ಸ್ವಾತಂತ್ರ್ಯ ದಿನಾಚರಣೆ ದಿನ ಈ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿನೆಲ್ಲ ಕರೆಸ್ಬಿಟ್ಟು ಧ್ವಜಾರೋಹಣ ಮಾಡ್ತಾ ಇದ್ರು. ನಂತರ ಈ ಯಾರ್ಯಾರು ಗೆದ್ದಿರ್ತಾರೆ ಅಂತವ್ರಿಗೆಲ್ಲ ಪ್ರಶಸ್ತಿಗಳನ್ನ ಕೊಟ್ಟು ನಂತರ ಇವ್ರು ಕಲ್ಸಿರೋ ಅಂತ ಆಟಗಳನ್ನೆಲ್ಲ ಇದ್ ಮಾಡ್ತಾ ಇದ್ರು ಸರ್, ಆಟ ಆಡಿಸ್ತಾ ಇದ್ರು. ಈ ಲೆಜಿಮ್ ಆಟ ಇರ್ಬೋದು, ಇದು ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆದ್ರೆ ಮಧ್ಯಾಹ್ನ 2:30 ಗಂಟೆನೂ ನಡೀತಾ ಇತ್ತು ಸರ್. ನಂತರ ಇದು ಈ ಮಕ್ಳುಗಳಿಗೆಲ್ಲ ಇದು ಲಾಲ್ಬಾಗ್ ಅಲ್ಲೆಲ್ಲ ಇದಿರುತ್ತೆ ಸರ್, ಫ್ಲವರ್ ಶೋ ಎಲ್ಲ ನೋಡೋದು. ಇತ್ತೀಚಿನ ದಿನಗಳೆಲ್ಲ ಕಳೆದ ವರ್ಷ ಆಚೆ ವರ್ಷ ಎಲ್ಲ ಸರ್ವಪಲ್ಲಿ ರಾಧಾಕೃಷ್ಣ ಅಥವಾ ಡಾಕ್ಟರ್ ರಾಜ್ಕುಮಾರ್ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಈ ತರ ಎಲ್ಲ ಒಂದು ಇದ್ ಮಾಡಿರ್ತಾರೆ. ಮೊದ್ಲೆಲ್ಲ ಆ ತರ ಇರ್ಲಿಲ್ಲ ಸರ್. ಈ ಗಾಜಿನ ಮನೆಯಲ್ಲೆಲ್ಲ ನಾನಾ ತರದ ಒಂದು ಫ್ಲವರ್ಸ್ ಗಳನ್ನೆಲ್ಲ ಇಟ್ಟಿರ್ತಾ ಇದ್ರು. ಈ ಸ್ಕೂಲ್ ಮಕ್ಳಿಗೆ ಈ ಸೀಲ್ ಹೊರಡ್ಸ್ಕೊಂಡೆ ನಾನು ಹೋದ್ರೆ ಸ್ಕೂಲ್ ಇಂದ ಇಂಥವ್ರು ಅಂತ ಹೇಳಿದ್ರೆ ಅಂತ ಉಚಿತವಾಗಿ ಬಿಡ್ತಾ ಇದ್ರು ಮಕ್ಕಳನ್ನ ಮಾತ್ರ 1ನೇ ತರಗತಿಯಿಂದ 10ನೇ ತರಗತಿಗಂಟ ಉಚಿತ ಪ್ರವೇಶ. ಇನ್ನ ದೊಡ್ಡವರು ಅವ್ರ ಜೊತೆ ಯಾರನ್ನ ಹೋದ್ರೆ ಇಷ್ಟು ಅಂತ ಹೇಳಿ ಹಣ ಇದು ಒಂದು ಟಿಕೆಟ್ ತಗೊಂಡು ಒಳಗಡೆ ಹೋಗ್ಬೇಕಾಗಿದ್ದ ಸಂದರ್ಭ. ಇವೆಲ್ಲ ನೆನಪಾಗುತ್ತೆ ಸರ್. ಇವಾಗ ಇದೆಯಾ ಏನೋ ಗೊತ್ತಿಲ್ಲ, ಈ ಸ್ಕೂಲ್ ಅಲ್ಲಿ ಈಗ ಸೀಲ್ ಹೊಡೆಸ್ಕೊಂಡವ್ರೆ ಒಳಗಡೆ ಬಿಡ್ತಾರೆ ಅನ್ನೋ ಖಂಡಿತ ಗೊತ್ತಿಲ್ಲ. ನಾವು ಓದುವಂತಹ ಸಂದರ್ಭದಲ್ಲಿ ಈ ತರ ಇತ್ತು ಸರ್. ಇದು ಒಂದು ವಾರ ಇರ್ತಾ ಇತ್ತು ಸರ್. ಒಂದ್ ವಾರದಲ್ಲಿ ಇದ್ರ ದಿನ ಸೀಲ್ ಹೊತ್ತಿಸ್ಕೊಂಡ್ ಹೋಗ್ತಿವಲ್ಲ ಅದು ಮಾತ್ರ 2 ದಿನ ಮಾತ್ರ ಟೈಮ್ ಇರ್ತಾ ಇತ್ತು ಅಷ್ಟೇನೆ. ಆರ ಇನ್ನು ಮಿಕ್ಕಿದ್ದೆ ಎಲ್ಲ ಟಿಕೆಟ್ ತಗೊಂಡೆ ನೋಡ್ಬೇಕಾಯ್ತು. ಈ ತರ ಸಂದರ್ಭ ಇತ್ತು ಸರ್.
1: ಸೂಪರ್ ಆಗಿ ನಿಮ್ಮ ನೆನಪನ್ನ ಹೇಳಿದ್ರೆ ನಮ್ ಜೊತೆಗೆ.
2: ಥ್ಯಾಂಕ್ ಯು ಸರ್, ಅವಕಾಶ ಕೊಟ್ಟಿದ್ದೆ.
3: ಚೆನ್ನಾಗಿ ಮಾತನಾಡಿದ್ರಿ. ಸೊ ಹಾಗೇನೆ ಸುಬ್ರಹ್ಮಣ್ಯ ಅವ್ರು ಹೇಳ್ತಾ ಇದ್ರು, ಅವರ ಒಂದಿಷ್ಟು ಮೆಮೊರೀಸ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ರು. ಹಾಗೆ ಶ್ರೀಧರ್ ಆಗ್ಲೇ ನೀವು ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ರಿ, ಜೈ ಹಿಂದ್ ಎನ್ನುವಂತಹ ಘೋಷಣೆಯನ್ನ ಯಾರು ಜನಪ್ರಿಯಗೊಳಿಸಿದವರು ಯಾರು ಅಂತ ಹೇಳಿ, ಇದಕ್ಕೆ ಉತ್ತರವನ್ನ ಹೇಳಿ ಶ್ರೀಧರ್ ಅವರೇ.
1: ಉತ್ತರವನ್ನ ಹೇಳೋದಾದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾನೆ ಹೇಳ್ಬೋದು. ಬಹಳಷ್ಟು ಜನ ತಮ್ಮ ಉತ್ತರವನ್ನು ಕೂಡ ಕಳಿಸಿದ್ದಾರೆ.
3: ಬ್ರಹ್ಮಾನಂದ ರಾನಡೆ ಅವರು, ನಾಗರಾಜ್ ಚೌಧರಿ ಅವರು ಉತ್ತರವನ್ನ ಕಳಿಸಿದ್ದಾರೆ. ಹಾಗೆ ಮಹೇಶ್ವರಪ್ಪ ಅವರು ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ರಾಘವೇಂದ್ರ ಅವರು ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಷಡಕ್ಷರಿ ಅವರು ನ್ಯಾಮತಿಯಿಂದ ತಮ್ಮ ಉತ್ತರವನ್ನ ಕಳಿಸಿದ್ದಾರೆ. ಸುಬ್ರಹ್ಮಣ್ಯ ಅವರು ಹಾಗೇನೆ ಲಕ್ಷ್ಮೀ ಪ್ರಭಾಕರ್ ಅವರು ತಮ್ಮ ಉತ್ತರವನ್ನ ಕಳಿಸಿದ್ದಾರೆ. ಸರಿಯಾದ ಉತ್ತರ
1: ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಗಿದೆ. ಸೊ ಹಾಗೆ ಈ ಒಂದು ಘೋಷಣೆಯನ್ನ ಯಾವಾಗ ಹೇಳ್ತಾರೆ ಅಂತ ಅಂದ್ರೆ, ಈ ಜೈ ಹಿಂದ್ ಎನ್ನುವಂತಹ ಘೋಷಣೆ ಏನಿದೆ, ಭಾರತೀಯರಲ್ಲಿ ದೇಶಭಕ್ತಿ ಮತ್ತೆ ಏಕತೆಯ ಭಾವನೆಯನ್ನ ಮೂಡಿಸೋದಕ್ಕೆ ಜನಪ್ರಿಯ ಘೋಷಣೆ ಅಂತಾನೆ ಆಗಿದೆ ಇದು. ಸೊ ಹಾಗೇನೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಕೂಡ ಬ್ರಿಟಿಷ್ ಅವರ ವಿರುದ್ಧ ಸಶಸ್ತ್ರ ಹೋರಾಟ ನಡೆಸೋದಕ್ಕೆ ಒಂದು ಆಜಾದ್ ಹಿಂದ್ ಫೌಜ್ ಅಥವಾ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಹೇಳಿ ಕಟ್ತಾರೆ. ಸೊ ಅದರ ಮುಖಾಂತರವಾಗಿ ಈ ಒಂದು ಘೋಷಣೆಯನ್ನ ಕೂಗ್ತಾರೆ ಅಂತ ಹೇಳಿ ಇದೆ.
3: ಹೌದು, ಇವಾಗ ನಾವು ಹೆಮ್ಮೆಯಿಂದ ಹೇಳ್ತೀವಲ್ವಾ ಜೈ ಹಿಂದ್ ಅಂತ ಹೇಳಿ. ಜೈ ಹಿಂದ್ ಎನ್ನುವಂತಹ ಘೋಷಣೆಯ ಹಿಂದೆ ಇರೋದು ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು. ಸೊ ಹಾಗೆ ಎಷ್ಟೊಂದು ಹೋರಾಟಗಾರರ ತ್ಯಾಗ ಬಲಿದಾನದ ಪ್ರತೀಕವಾಗಿ ನಾವಿವತ್ತು ಈ ಒಂದು ಸ್ವಾತಂತ್ರ್ಯ ಉತ್ಸವವನ್ನ ಆಚರಿಸ್ತಾ ಇದೀವಿ, ಸ್ವಾತಂತ್ರ್ಯವನ್ನ ಪಡ್ಕೊಂಡಿದೀವಿ ಅಂತಾನೆ ಹೇಳ್ಬೋದು. ಹಾಗೆ ಈಗ ಇನ್ನೊಂದು ಕರೆ ಇದೆ, ಅವರನ್ನ ಮಾತನಾಡಿಸೋಣ ಶ್ರೀಧರ್.
1: ಓಕೆ, ಹಲೋ.
4: ಹಲೋ, ನಮಸ್ಕಾರ ಶ್ರೀಧರ್ ಸರ್. ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ ಶಿವಮೊಗ್ಗ.
1: ನಮಸ್ತೆ ಬ್ರಹ್ಮಾನಂದ ಅವರೇ, ಹೇಗಿದ್ದೀರಾ?
4: ಚೆನ್ನಾಗಿದ್ದೀವಿ ಸರ್, ತಾವ್ ಹೇಗಿದ್ದೀರಾ?
1: ನಾವು ಆರಾಮಾಗಿದ್ದೀವಿ. ಸ್ವಾತಂತ್ರ್ಯ ದಿನದ ಶುಭಾಶಯಗಳು ನಿಮಗೆ.
4: ನಿಮ್ಗೂ ಕೂಡ, ನಿಮ್ಗೆ ಮತ್ತೆ ರಕ್ಷಿತಾ ಮೇಡಮ್ ಅವ್ರಿಗೂ 80th ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಸರ್.
3: ಧನ್ಯವಾದಗಳು ಸರ್.
4: ಇವತ್ತು ಟಾಪಿಕ್ ಅದೇನಾ?
3: ಹೌದು, ಸ್ವಾತಂತ್ರ್ಯೋತ್ಸವ. ನಿಮ್ಮ ಬಾಲ್ಯದ ದಿನಗಳಲ್ಲಿ ಸ್ವಾತಂತ್ರ್ಯೋತ್ಸವ ಹೇಗೆ ಆಚರಿಸ್ತಾ ಇದ್ರಿ ಅಂತ.
1: ಇವತ್ತು ಎಲ್ಲಾದ್ರೂ ಪಾರ್ಟಿಸಿಪೇಟ್ ಮಾಡಿದ್ರೆ ಅದ್ರ ಬಗ್ಗೆ ಕೂಡ ಹೇಳ್ಬೋದು.
4: ಸರ್, ಅದೇ ನಾವು ಬಾಲ್ಯದಲ್ಲಿ ಹೇಳ್ಬೇಕಂದ್ರೆ, ನಾನು ಹೈಸ್ಕೂಲ್ ಮತ್ತೆ ಪ್ರೈಮರಿ ಸ್ಕೂಲ್ ಎಲ್ಲ ಓದಿದ್ದು BR ಪ್ರಾಜೆಕ್ಟ್ ನಲ್ಲೇ.
3: ಓಕೆ.
4: ಅಲ್ಲಿ ಪ್ರೈಮರಿ ಮತ್ತೆ ಹೈಸ್ಕೂಲ್ ನಲ್ಲಿ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡ್ತಾ ಇದ್ರು. ಆಗೆಲ್ಲ ಏನ್ ಮಾಡ್ತಿದ್ವಿ ಅಂದ್ರೆ, ಬೆಳಗ್ಗೆ ಎದ್ದು ಬಿಳಿ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ವಿ ಸ್ಕೂಲಿಗೆ. ಫಸ್ಟ್ ಸ್ಕೂಲ್ ನಲ್ಲಿ ಇದನ್ನ ಸ್ವಾತಂತ್ರ್ಯೋತ್ಸವ ಎಲ್ಲ ಆಚರಣೆ ಮಾಡಿ ಸಿಹಿ ಹಂಚಿ, ಅಲ್ಲಿ ಒಂದು BR ಪ್ರಾಜೆಕ್ಟ್ ನಲ್ಲಿ ಒಂದು SC ಫೀಲ್ಡ್ ಅಂತ ಇದೆ, ಅಂದ್ರೆ ಸೂಪರ್ಡೆಂಟ್ ಇಂಜಿನಿಯರಿಂಗ್ ಆಫೀಸ್ ಎದುರಿಗೆ ಇರ್ತಕ್ಕಂತ ಒಂದು SC ಫೀಲ್ಡ್ ಅಂತಿದೆ. ಅಲ್ಲಿ ಆ ಊರಲ್ಲಿ ಏನೇ ಒಂದು ವಿಶೇಷ ನಡೆದ್ರೆ ಆ ಫೀಲ್ಡ್ ಅಲ್ಲಿ ನಡೀತಿತ್ತು. ಅಲ್ಲಿ ಎಲ್ಲಾ ಸ್ಕೂಲಿನ ಮಕ್ಳುಗಳು ಬಂದು ಮತ್ತೆ ತಮ್ಮ ತಮ್ಮ ಒಂದು ಶಾಲೆಯ ಒಂದು ಏನು ಏನೇನು ಮಾಡ್ಕೊಂಡಿದ್ದ ಪ್ರೋಗ್ರಾಮ್ ಅದನ್ನೆಲ್ಲ ಅಲ್ಲಿ ಪ್ರದರ್ಶನ ಮಾಡ್ತಿದ್ರು. ನಾವು ಇಡೀ ಊರವರು ಎಲ್ಲ ಅಲ್ಲಿ ಸೇರ್ತಿದ್ರು, ಅಲ್ಲಿ ಹೋಗಿ ನಾವು ಕೂಡ ನೋಡ್ತಿದ್ವಿ, ನಾವು ಒಂದ್ ಕೆಲವೊಂದ್ ಭಾಗವಹಿಸಿದ್ವಿ, ತುಂಬಾ ಸಂತೋಷ ಆಗ್ತಿತ್ತು. ಅದಕ್ಕಿಂತ ಇನ್ನೊಂದ್ ಸಂತೋಷ ಅಂದ್ರೆ, ಅಲ್ಲೊಂದು ಭಾಗ್ಯಲಕ್ಷ್ಮಿ ಚಿತ್ರ ಮಂದಿರ ಅಂತಿತ್ತು, ಅಲ್ಲಿ ನೆಲದ ಸೀಟ್ ಕೂಡ ಇತ್ತು, ಹಳೆಯದು ಟೆಂಟ್ ತರ. ಪ್ರತಿ ಗಣರಾಜ್ಯೋತ್ಸವದಲ್ಲಿ, ಸ್ವಾತಂತ್ರ್ಯೋತ್ಸವದಲ್ಲಿ, ಗಾಂಧಿ ಜಯಂತಿ ಟೈಮಲ್ಲಿ ಅವ್ರ ಏನ್ ಮಾಡ್ತಿದ್ರು ಅಂದ್ರೆ, ಅವಾಗೆಲ್ಲ ನಮಗೆ ಫಿಲಂ ಅಂದ್ರೆ ಬಹಳ ಇಂಪಾರ್ಟೆಂಟ್ ಅಲ್ಲ, ಅವತ್ತಿನ ದಿವಸ ಏನ್ ಮಾಡ್ತಿದ್ರು ಅಂದ್ರೆ, ಈ ಪೆರೇಡ್ ಎಲ್ಲ ಮುಗಿತಿತ್ತಲ್ಲ ಫೀಲ್ಡ್ ಅಲ್ಲಿ, ಅಲ್ಲೇ ಫೀಲ್ಡ್ ಪಕ್ಕದಲ್ಲಿರೋ ಟಾಕೀಸ್ ಅಲ್ಲಿ ಫ್ರೀ ಆಗಿ ಒಂದು 10 ನಿಮಿಷ ಕಾಲ ಗಂಟೆ ಫಿಲಂ ತೋರಿಸ್ತಿದ್ರು. ನಾ ಮಕ್ಕಳೆಲ್ಲ ಇಲ್ಲಿ ಪೆರೇಡ್ ಎಲ್ಲ ಮುಗಿಸಿ ಸ್ವೀಟ್ ಇಸ್ಕೊಂಡು ಕೂ ಜೋರ ಕಿರಿಚ್ಕೊಂಡು ಆ ಟಾಕೀಸ್ ಹತ್ರ ಹೋಗ್ತಾ ಇದ್ವಿ. ಅವ್ರು ಟಾಕೀಸ್ ಅವರು ಇನ್ನೇನ್ ಮಾಡ್ತಾರೆ, ಇಷ್ಟು ಹುಡುಗರೆಲ್ಲ ಫೋರ್ಸ್ ಮಾಡಿ ನುಗ್ಗುವಾಗ ಒಂದ್ 10 ನಿಮಿಷ 15 ನಿಮಿಷ ಆ ಫಿಲಂ ಅನ್ನು ತೋರಿಸ್ತಿದ್ವಿ, ಆ ಫಿಲಂ ಇದೆ ಅದನ್ನ. ನನಗೆ ಅವಾಗ ಏನಾಗ್ತಿತ್ತಾನೆ, ಚಿಕ್ಕವನಲ್ಲ, ಅದೊಂಚೂರು 10 ನಿಮಿಷ 15 ನಿಮಿಷ ತೋರಿದ ತಕ್ಷಣ ಅದ್ರಲ್ಲಿರೋದು ಹೀರೋಗಳನ್ನ ಅವ್ರದೆಲ್ಲ ಬಾಕ್ಸಿಂಗ್ ಎಲ್ಲ ನೋಡಿ ಆಮೇಲೆ ನನಗೆ ಆಸೆ ಆಗ್ಬಿಡೋದು. ಅವತ್ ಸಂಜೆ ನಮ್ಮ ಅಮ್ಮಂಗ್ ಕಾಡ್ಸಿ ಅವತ್ತಿನ ದಿವಸನೇ ಆ ಪಿಕ್ಚರ್ ಹೋಗಿ ನೋಡ್ಬಿಡ್ತಿದ್ದೆ. ಮನೇಲಿ ಬೈದ್ರು ಕೇಳ್ತಿರ್ಲಿಲ್ಲ, ದುಡ್ಡಿಸ್ಕೊಂಡೋಗಿ ಅವತ್ ಸಂಜೆ ಆ ಪಿಕ್ಚರ್ ನೋಡ್ತಿದ್ದೆ. ಇದು ಬಹಳ ನಮಗೆ ಖುಷಿ ಅನ್ಸುತ್ತೆ. ಅದು ಅವಾಗ 10 ನಿಮಿಷ ಫಿಲಂ ನೋಡ್ತಿದ್ವಿ, ತುಂಬಾ ಎಲ್ಲ ಮಕ್ಳು ಕಿರಿಚ್ಕೊಂಡು ಹೋಗಿ ಕುತ್ಕೊಂಡು ನೋಡ್ತಿದ್ವಲ್ಲ, ಆ ಒಂದ್ ನೆನೆಸ್ಕೊಂಡು ತುಂಬಾ ಸಂತೋಷ ಅನ್ಸುತ್ತೆ. ಇವತ್ತು ಕೂಡ ನಾನು ಗುಂಡಪ್ಪ ಶೆಡ್ ಅಲ್ಲಿ ಒಂದು ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ಇತ್ತು ಶಿವಮೊಗ್ಗದಲ್ಲಿ, ಅಲ್ಲಿ ಪರೋಪಕಾರಂ ಟೀಮ್ ವತಿಯಿಂದ ಒಂದು ಸ್ವಾತಂತ್ರ್ಯೋತ್ಸವನ ಆಚರಣೆ ಮಾಡಿದ್ವಿ. ನಾನು ಕೂಡ ಹೋಗಿದ್ದೆ, ಭಾಗವಹಿಸಿದ್ದೆ, ತುಂಬಾ ಸಂತೋಷ ಅನ್ನಿಸ್ತು. ಎಲ್ಲರೂ ಸೇರಿ ಒಂದು ಈ ಒಂದು ದೇಶದ ಹಬ್ಬವನ್ನು ಮಾಡುವಾಗ ಮನ್ಸಿಗೆ ತುಂಬಾ ಸಂತೋಷ ಅನ್ಸುತ್ತೆ. ನಿಮ್ FM ಅವರು ಇವತ್ತಿಡೀ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ, ಅದು ಕೂಡ ಕೇಳಿ ಸಂತೋಷ ಆಯ್ತು ಸರ್.
3: ಓಕೆ ಸರ್, ಧನ್ಯವಾದಗಳು ಸರ್.
4: ಹಾಗೆ
3: ತುಂಬಾ ಚೆನ್ನಾಗಿ ಮಾತನಾಡಿದ್ರಿ. ನಿಮ್ಮ ದಿನ ಇವತ್ತು ಹೇಗೆ ಆಚರಿಸಿದ್ರಿ ಬಾಲ್ಯದ ದಿನದ ಬಗ್ಗೆ ಎಲ್ಲ?
4: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಅಭಿಪ್ರಾಯ ಹಂಚಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳು.
1: ಬ್ರಹ್ಮಾನಂದ ಅವರು ಕರೆ ಮಾಡಿದ್ರು. ಸೊ ಅವರು ಕೂಡ ಕರೆ ಮಾಡಿ ಅವರ ಬಾಲ್ಯದ ನೆನಪನ್ನ ಹೇಳಿದ್ರು, ಹಾಗೆ ಇವತ್ತು ಕೂಡ ಎಲ್ಲಿ ಹೋಗಿ ಆಚರಣೆಯಲ್ಲಿ ಭಾಗವಹಿಸಿದ್ದೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಕರೆ ಮಾಡಿದ್ರಿ ಎಲ್ಲರೂ ಕೂಡ ಧನ್ಯವಾದಗಳು. ಹಾಗೆ ಕರೆ ಸಿಕ್ಕಿಲ್ಲ ಅಂದ್ರೆ

ಇದಾಗಿದೆ, ಕೇಳಿ ಆನಂದಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೀವಿಷ್ಟೊತ್ತು ಕೇಳಿದ್ದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಮ್ಮ ದೇಶ ಹೋರಾಟದ ಕಥೆಗಳ, ಸಂಸ್ಕೃತಿಯ ಬಣ್ಣಗಳ ಮತ್ತು ಸಿಹಿಯಾದ ಸಂಬಂಧಗಳ ದೇಶ. ಈ ಸುಂದರ ಭಾರತಕ್ಕೆ ನಮ್ಮ ಹೃದಯಪೂರ್ವಕ ನಮನ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
2: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು. ನೋಡೋದಕ್ಕೆ ಭಯ ಆಯ್ತು.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-300-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹುಳ್ಳ. ಈಗ ಶಿವಮೊಗ್ಗದ ಗೀತ ಭಾರತಿ ಮಕ್ಕಳ ಹಾಡುಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಹಾಡುಗಳನ್ನು ಕೇಳೋಣ.
5: ಹರಿ ಓಂ. ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ಸ್ಪಂದನಾ ಜೋಯಿಸ್, 6ನೇ ತರಗತಿ ಸರ್ಕಾರಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ರವಿವರ್ಮ ಬೀದಿ ಸೀಗೆಹಟ್ಟಿ ಶಿವಮೊಗ್ಗ, ಹಾಗೂ ಗೈಡ್ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮಲ್ನಾಡ್ ಓಪನ್ ಗ್ರೂಪ್ ಶಿವಮೊಗ್ಗ. ನಾನು ಆದಿಚುಂಚನಗಿರಿ ಸಂಯುಕ್ತ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಪರಿಚಯವನ್ನು ಮಾಡಿಕೊಡುತ್ತಿದ್ದೇನೆ. ಜಗದ್ಗುರು ಪರಮ ಪೂಜ್ಯ ಶ್ರೀ ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ದೂರದೃಷ್ಟಿಯಿಂದ 1973-74 ಸಾಲಿನಲ್ಲಿ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಸ್ಥಾಪನೆಯಾಯಿತು. ಭಾರತದಾದ್ಯಂತ 500ಕ್ಕೂ ಹೆಚ್ಚು ಶಾಲೆಗಳು, ಪಿಯು ಕಾಲೇಜುಗಳು, ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಕಾಲೇಜುಗಳು ಇವೆ. ಈ ಶಿಕ್ಷಣ ಸಂಸ್ಥೆಯು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಅಡಿಯಲ್ಲಿ ನಡೆಯುವ ಪ್ರಮುಖ ಶಿಕ್ಷಣ ಸಂಸ್ಥೆಯಾಗಿದೆ. ಸಂಸ್ಥೆಯು ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಸಂಸ್ಕಾರ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳನ್ನು ನೀಡುತ್ತಾ ಬಂದಿದೆ. ಪ್ರಸ್ತುತ ಪೀಠಾಧಿಪತಿಗಳಾದ ಜಗದ್ಗುರು ಶ್ರೀ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಯವರ ಸಾನ್ನಿಧ್ಯದಲ್ಲಿ ಕರ್ನಾಟಕದಾದ್ಯಂತ 12 ಪ್ರಮುಖ ಶಾಖಾ ಮಠಗಳು ಪ್ರಾದೇಶಿಕವಾಗಿ ಶೈಕ್ಷಣಿಕ ಕಾರ್ಯನಿರ್ವಹಿಸುತ್ತಿದೆ. ಗ್ರಾಮೀಣ ಹಾಗೂ ಬಡ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ

0: ಉಚಿತ ಊಟ ವಸತಿ ಸೌಲಭ್ಯದೊಂದಿಗೆ ಉತ್ತಮ ಶಿಕ್ಷಣ ನೀಡಲಾಗುತ್ತಿದೆ. ಕೇವಲ ಅಂಕಗಳಿಕೆ ಮಾತ್ರವಲ್ಲದೆ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಹಾಗೂ ಉತ್ತಮ ಶಿಕ್ಷಣದೊಂದಿಗೆ ವಾರ್ಷಿಕವಾಗಿ ಸುಮಾರು 1,00,000 ಹೆಚ್ಚು ವಿದ್ಯಾರ್ಥಿಗಳನ್ನು ಶಿಕ್ಷಣದ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಪ್ರಮುಖ ಪಾತ್ರ ವಹಿಸುತ್ತಿದೆ. ಶಿವಮೊಗ್ಗದಲ್ಲಿ 1992 ಪ್ರಾರಂಭಗೊಂಡು ಪ್ರಸ್ತುತ ಶಾಖಾ ಮಠದ ಉಸ್ತುವಾರಿಗಳಾದ ಶ್ರೀನಾಥಮಯಾನಂದ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಉತ್ತಮ ಶಿಕ್ಷಣ ನೀಡಲಾಗುತ್ತಿದೆ. 2024-25 ಶೈಕ್ಷಣಿಕ ಸಾಲಿನಲ್ಲಿ ಇದೇ ಶಾಲೆಯ ಇಬ್ಬರು ವಿದ್ಯಾರ್ಥಿಗಳು 625 ಅಂಕಗಳನ್ನು ಪಡೆದಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಪ್ರಾಂಶುಪಾಲರಾದ ಕುಮಾರಿ ದಿವ್ಯಾ ಕರಣಂ ಹಾಗೂ ಸಂಗೀತ ಶಿಕ್ಷಕಿ ಶ್ರೀಮತಿ ಶ್ರೀವಲ್ಲಿ ಸತ್ಯನಾರಾಯಣರವರ ಮಾರ್ಗದರ್ಶನದಲ್ಲಿ ಕಾಶ್ಮೀರ ಶಿಖರಿಣಿ ನೀನು, ಸೌಂದರ್ಯ ರೂಪಿಣಿ ನೀನು ಎಂದು ಸುಮಧುರವಾಗಿ ದೇಶಭಕ್ತಿ ಗೀತೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಶ್ರೀ ಆದಿಚುಂಚನಗಿರಿ ಸಂಯುಕ್ತ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ 76 ವಿದ್ಯಾರ್ಥಿಗಳು. ಈಗ ನಿಮ್ಮ ಮುಂದೆ, ಅವರೊಂದಿಗೆ ನಾವು ಧ್ವನಿಗೂಡಿಸೋಣ. ಧನ್ಯವಾದಗಳು.
1: ಈಗ ನಿಮ್ಮ ಮುಂದೆ ಶ್ರೀ ಆದಿಚುಂಚನಗಿರಿ ಸಂಯುಕ್ತ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಶರಾವತಿ ನಗರ ಶಿವಮೊಗ್ಗ.

ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ನಿಹಾರಿಕಾ. ನಾನು ಮಲ್ನಾಡ್ ಓಪನ್ ಗ್ರೂಪಿನ ಜಿಲ್ಲಾ ಪುರಸ್ಕಾರ ಗೈಡ್. ಈಗ ನಾನು ಭಾರತೀಯ ವಿದ್ಯಾಭವನ್ ಶಾಲೆಯ ಪರಿಚಯವನ್ನು ಮಾಡಿಕೊಡುತ್ತೇನೆ. ಎಲ್ಲ ಕಡೆಗಳಿಂದಲೂ ಉದಾತ್ತ ಭಾವನೆಗಳು ಹರಿದು ಬರಲಿ ಎಂಬ ಧ್ಯೇಯವನ್ನು ಹೊಂದಿರುವ ಭಾರತೀಯ ವಿದ್ಯಾಭವನವು ಭಾರತದ ಶಿಕ್ಷಣ ಸಂಸ್ಥೆಯಾಗಿದ್ದು 1938 ಕನ್ಹಯ್ಯಲಾಲ್ ಮತ್ತು ಮಾಣಿಕ್ ಲಾಲ್ ಮುನ್ಶೀಜಿರವರು ಸ್ಥಾಪಿಸಿದರು. ಭಾರತದಾದ್ಯಂತ ಒಟ್ಟು 119 ಶಿಕ್ಷಣ ಕ್ಷೇತ್ರಗಳನ್ನು ಹೊಂದಿದ್ದು 7 ಕೇಂದ್ರಗಳು ವಿದೇಶಗಳಲ್ಲೂ ಇವೆ. ಕಳೆದ 18 ವರ್ಷಗಳಿಂದ ಭಾರತೀಯ ವಿದ್ಯಾಭವನ ಶಿವಮೊಗ್ಗ ಕೇಂದ್ರವು ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಭಾರತೀಯ ಸಂಸ್ಕೃತಿ, ಕಲೆ, ಸಂಗೀತ, ಸಾಹಿತ್ಯವನ್ನು ಅಳವಡಿಸಿಕೊಂಡು ಶಿಕ್ಷಣ ನೀಡುತ್ತಿರುವುದು ಭಾರತೀಯ ವಿದ್ಯಾಭವನದ ಉದ್ದೇಶವಾಗಿದೆ. ಮಕ್ಕಳಲ್ಲಿ ಶಿಕ್ಷಣ ಹಾಗೂ ಸಂಸ್ಕೃತಿಯ ಬಗ್ಗೆ ತಿಳಿಸುವುದರಲ್ಲಿ ನಮ್ಮ ಭಾರತೀಯ ವಿದ್ಯಾಭವನದ ಪಾತ್ರವು ಬಹಳ ಮಹತ್ವದ್ದಾಗಿದೆ. ಶಿವಸುಂದರ ಭಾರತದ ಪುಣ್ಯನೆಲ ಎಂಬ ದೇಶಭಕ್ತಿ ಗೀತೆಯನ್ನು ಈಗ ನಿಮ್ಮ ಮುಂದಿಡಲಿದ್ದಾರೆ. ಈ ಸುಂದರ ದೇಶಭಕ್ತಿ ಗೀತೆಯ ಸಂಗೀತ ಶಿಕ್ಷಕರಾದ ಶ್ರೀಮತಿ ವಿದ್ಯಾಗಿರೀಶ್ ಅವರು ತರಬೇತಿ ನೀಡಿದ್ದಾರೆ. ಈ ಗೀತೆಯನ್ನು ಸುಮಾರು 89 ವಿದ್ಯಾರ್ಥಿಗಳು ಸಮೂಹ ಗಾನವಾಗಿ ಪ್ರಸ್ತುತಪಡಿಸಲಿದ್ದಾರೆ. ಅವರನ್ನು ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ.

ನಮಸ್ಕಾರಗಳು. ನನ್ನ ಹೆಸರು ವೈಭವಿ ಹೆಚ್ ಯು. ನಾನು ಮಲ್ನಾಡ ಓಪನ್ ಗ್ರೂಪ್ ಜಿಲ್ಲಾ ಪುರಸ್ಕಾರ ಗೈಡ್. ನಾನು ಇಂದು ಜೈನ್ ಪಬ್ಲಿಕ್ ಶಾಲೆಯ ಪರಿಚಯವನ್ನು ಮಾಡಿಕೊಡಲಿದ್ದೇನೆ. ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯಮಶೀಲತೆಯ ಮೂಲಕ ಮಾನವ ಅಭಿವೃದ್ಧಿಗೆ ನಾಯಕತ್ವ ನೀಡಿ ಸ್ವಾವಲಂಬಿ ಭಾರತ ನಿರ್ಮಾಣಕ್ಕೆ ಶ್ರಮಿಸುವುದು ಎಂಬ ಧ್ಯೇಯವನ್ನು ಅಳವಡಿಸಿಕೊಂಡಿರುವ ಜೈನ್ ಪಬ್ಲಿಕ್ ಸ್ಕೂಲ್ ಕೇವಲ ಶಿಕ್ಷಣ ನೀಡುವ ಸಂಸ್ಥೆಯಲ್ಲ, ಉತ್ತಮ ಸಂಸ್ಕಾರ, ಮೌಲ್ಯಗಳು ಮತ್ತು ನಾಯಕತ್ವ ಗುಣಗಳನ್ನು ಬೆಳೆಸುವ ಆದರ್ಶ ವಿದ್ಯಾಲಯವಾಗಿದೆ. ಈ ಶಾಲೆಯಲ್ಲಿ ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ. ಪಠ್ಯ ಶಿಕ್ಷಣದ ಜೊತೆಗೆ ಕ್ರೀಡೆ, ಕಲೆ, ಸಂಗೀತ, ಯೋಗ, ಸ್ಕೌಟ್ಸ್ ಮತ್ತು ಗೈಡ್ಸ್, ವಿಜ್ಞಾನ ಚಟುವಟಿಕೆಗಳು ಹಾಗೂ ವಿವಿಧ ಸಹಪಠ್ಯ ಚಟುವಟಿಕೆಗಳ ಮೂಲಕ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಲಾಗುತ್ತದೆ. 21ನೇ ಶತಮಾನದ ಕೌಶಲ್ಯಗಳಾದ ವಿಮರ್ಶಾತ್ಮಕ ಚಿಂತನೆ, ಸೃಜನಶೀಲತೆ, ಸಂವಹನ ಮತ್ತು ಸಹಕಾರ ಮನೋಭಾವವನ್ನು ಬೆಳೆಸುವ ನಿಟ್ಟಿನಲ್ಲಿ ಈ ಶಾಲೆ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಶಿಸ್ತು, ಸಮಯ ಪಾಲನೆ, ಸಾಮಾಜಿಕ ಹೊಣೆಗಾರಿಕೆ ಮತ್ತು ರಾಷ್ಟ್ರಪ್ರೇಮದಂತಹ ಮೌಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸುವುದು ಇವರ ಪ್ರಮುಖ ಗುರಿಯಾಗಿದೆ. ಈ ಶಾಲೆಯ ವಿದ್ಯಾರ್ಥಿಗಳು ಶೈಕ್ಷಣಿಕ, ಕ್ರೀಡಾ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ನಿರಂತರವಾಗಿ ಉತ್ತಮ ಸಾಧನೆ ಮಾಡಿ ಶಾಲೆ ಕೀರ್ತಿಯನ್ನು ಹೆಚ್ಚಿಸಲಿದ್ದಾರೆ. ಈಗ ಇವರು ವಿಶ್ವಜಾತೆ ಭರತ ಮಾತೆ ಎಂಬ ದೇಶಭಕ್ತಿ ಗೀತೆಯನ್ನು ನಿಮ್ಮ ಮುಂದಿರಲಿದ್ದಾರೆ. ಈ ಸುಂದರ ದೇಶಭಕ್ತಿ ಗೀತೆಯ ಸಂಗೀತ ಶಿಕ್ಷಕರಾದ ಶ್ರೀ ವಸಂತ್ ಮಾಧವ್ ಅವರು ಹಾಗೂ ಗೈಡ್ ಕ್ಯಾಪ್ಟನ್ ಶ್ರೀಮತಿ ಅನಿತಾ ತರಬೇತಿ ನೀಡಿದ್ದಾರೆ. ಅವರನ್ನು ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ.

0: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವರ್ಷಿಣಿ, ಮಲ್ನಾಡ್ ಓಪನ್ ಗ್ರೂಪ್ ಗೈಡ್. ಮಲ್ನಾಡ್ ಓಪನ್ ಗ್ರೂಪ್ ಭಾರತ ಸ್ಕೌಟ್ ಮತ್ತು ಗೈಡ್ಸ್ನಲ್ಲಿ ನೋಂದಾಯಿತ ಸಂಸ್ಥೆಯಾಗಿದ್ದು ಕಳೆದ 43 ವರ್ಷದಿಂದ ನಿರಂತರವಾಗಿ ಕಪ್ಸ್, ಬುಲ್ಬಲ್ಸ್, ಸ್ಕೌಟ್ ಗೈಡ್ಸ್, ರೋವರ್ ರೇಂಜರ್ ಇರುವಂತಕ್ಕದ್ದು ಎಲ್ಲ ಇವೆಂಟ್ಗಳಲ್ಲಿ ನೋಂದಣಿಯಾಗಿದೆ. ಜೊತೆಗೆ ರಾಷ್ಟ್ರಮಟ್ಟದ ಹಲವಾರು ಜಾಂಬುರೇಟ್ಗಳಲ್ಲಿ ಭಾಗವಹಿಸಿರುವಂತಕ್ಕದ್ದು, ವಿಶೇಷವಾಗಿ ಬ್ಯಾಂಡ್, ಅದರಲ್ಲೂ ಕೂಡ ಮಲ್ನಾಡ್ ಬ್ಯಾಂಡ್ ಅನ್ಬೇಕಾದ್ರೆ ರಾಷ್ಟ್ರಮಟ್ಟದಲ್ಲಿ ಹಲವಾರು ಬಾರಿ ಪ್ರಶಸ್ತಿಗಳನ್ನು ಪಡೆದಿರುವಂಥದ್ದು ಹೆಮ್ಮೆಯಾಗಿದೆ. ಪ್ರತಿ ವಿಂಗ್ನಲ್ಲೂ ಕೂಡ ರಾಜ್ಯ ಪುರಸ್ಕಾರ ಇರ್ಬೋದು, ರಾಷ್ಟ್ರ ಪುರಸ್ಕಾರವನ್ನು ಪಡೆದಿರುವಂಥದ್ದು ನಮ್ಮ ಗ್ರೂಪ್ನಲ್ಲಿ ಸದಸ್ಯರಿಗೆ ಇರುವಂಥದ್ದು. ಪ್ರತಿ ಬಾರಿ ಕೂಡ ದೇವಸ್ಥಾನಗಳಿರಬಹುದು, ಆರೋಗ್ಯ ಸ್ವಚ್ಛತಾ ಶಿಬಿರಗಳಲ್ಲಿ ಇಲ್ಲೆಲ್ಲ ಕಡೆಯಲ್ಲಿ ಕೂಡ ಸರ್ವಿಸನ್ನು ಸಲ್ಲಿಸಿರುವಂಥದ್ದು.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವರ್ಷಿಣಿ, ಮಲ್ನಾಡ್ ಗ್ರೂಪ್. ಇವತ್ತಿಗೂ ಕೂಡ ನಡೆದುಕೊಂಡು ಒಂದರಿಗುವಂತಕ್ಕಂಥದ್ದ ಕಣ್ಮುಂದೆ ಒಂದಿಷ್ಟು ಉದಾಹರಣೆಗಳನ್ನು ನೋಡುತ್ತಿದ್ದೀರಿ. ಡಾಕ್ಟರ್ ಬಿಸ್ನೆಸ್ ಮ್ಯಾನ್ ಆಗಿರುವಂಥದ್ದು, ಓಪನ್ ಗ್ರೂಪ್ ಅನ್ನುವಂಥದ್ದು ಯಾವುದೇ ಶಾಲೆಗೆ ಸೀಮಿತವಾಗಿಲ್ಲ. ಯಾವ ಯಾವ ಪ್ರೊಸೆಷನ್ ಮಾಡ್ತಾ ಇದ್ರು ನಾವೆಲ್ಲರೂ ಕೂಡ ಸೇರಿಕೊಂಡು, ಏಕೆಂದರೆ ಕೆಲವೊಂದು ಶಾಲೆಯಲ್ಲಿ ಯೂನಿಟ್ ಇರುತ್ತೆ ಇರಲ್ಲ, ಕೆಲವರು ಬೇರೆ ಪ್ರೊಫೆಷನ್ನಲ್ಲಿ ಇರುತ್ತಾರೆ, ಅವರಿಗೆ ಅವಕಾಶ ಸಿಗಲ್ಲ. ಆದರೆ ಅವರು ಮತ್ತು ಎಲ್ಲರೂ ಕೂಡ ಸೇರಲಿಕ್ಕೆ ಒಂದು ಅವಕಾಶ ಇರುವಂತಕ್ಕಂಥದ್ದು, ಆದರೆ ಅದು ಮಲ್ನಾಡ್ ಓಪನ್ ಗ್ರೂಪ್. ಈಗ ಓಪನ್ ಗ್ರೂಪ್ನಲ್ಲಿ ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಇರುವಂತಕ್ಕಂಥದ್ದು, ಯಾರೂ ಕೆಲಸ ಅಸಿಸ್ಟ್ ಮಾಡಲ್ಲ. ಅವರಿಗವರು ಏನೇನು ಹೇಳ್ತಾ ಹೋಗ್ತಾರೋ ಅಥವಾ ನೋಡ್ತಾ ಹೋಗ್ತಾರೋ ಅದನ್ನು ತಮ್ಮ ಪಾಡಿಗೆ ತಾವು ಮಾಡ್ತಾರೆ. ಆ ಮಟ್ಟಿಗೆ ನಡೆಸುವಂತಹ ಹಿರಿಯರು ನಮ್ಮ ಜೊತೆ ಇದ್ದಾರೆ. ಅಂತಹ ಒಳ್ಳೆಯ ಹಿರಿಯರ ಮಾರ್ಗದರ್ಶನದಲ್ಲಿ ಕಿರಿಯರು ಸಾಗಿಸ್ತಿರುವಂತಕ್ಕಂಥದ್ದು ನಮ್ಮ ಮಲ್ನಾಡ್ ಓಪನ್ ಗ್ರೂಪ್. ಮಲ್ನಾಡ್ ಓಪನ್ ಗ್ರೂಪ್ ಸೇವೆ ಮಾತ್ರ ಅಲ್ಲದೆ ಹಲವಾರು ಸಾರ್ವಜನಿಕವಾಗಿ ಸಹಾಯ ಮಾಡುವಂತಹ ಶಿಬಿರಗಳಲ್ಲಿ ಭಾಗವಹಿಸಿ ತಮ್ಮ ಸೇವೆಯನ್ನು ಸಲ್ಲಿಸಿರುವಂತಕ್ಕಂಥದ್ದು ಮಲ್ನಾಡ್ ಓಪನ್ ಗ್ರೂಪ್. ಈಗ ನಿಮ್ಮ ಮುಂದೆ ಗೀತೆಯನ್ನು ಪ್ರಸ್ತುತ ಪಡಿಸುತ್ತಿದ್ದಾರೆ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ಎಂಬ ಗೀತೆಯನ್ನು ಪ್ರಸ್ತುತ ಪಡಿಸುತ್ತಿದ್ದಾರೆ ಸಹಕಾರ ಮುರುಳಿ ಮಾಧವ ಕಲಾ ತಂಡ. ಶಿಕ್ಷಕರು ವರುಣ್ ಎಂ ಶೆಟ್. ಇದು ನಮ್ಮ ತಂಡ, ಇದು ನಮ್ಮ ಕುಟುಂಬ. ಧನ್ಯವಾದಗಳು.

ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಲುಬ್ನಾ ನೂರೈನ್. ನಾನು ಮಲ್ನಾಡು ಓಪನ್ ಗ್ರೂಪಿನ ಜಿಲ್ಲಾ ಪುರಸ್ಕಾರ ಗೈಡ್. ಈಗ ನಾನು ಮೇರಿ ಇಮ್ಯಾಕ್ಯುಲೇಟ್ ಹಿರಿಯ ಪ್ರಾಥಮಿಕ ಶಾಲೆಯ ಪರಿಚಯವನ್ನು ಮಾಡಿಕೊಡುತ್ತೇನೆ. ಆ ಗುಂಬೆಯ ಸೊಬಗು, ಜಲಪಾತಗಳ ಬೆಡಗು, ಮಲೆನಾಡು ಸಿರಿಯ ಸೊಬಗಿನ ಐಸಿರಿ ಕರ್ನಾಟಕದ ಅನ್ನದ ಕಳಶವೆಂದೇ ಪ್ರಸಿದ್ಧ ಪಡೆದ ಸಸ್ಯಶ್ಯಾಮಲೆಯ ರಾಜ್ಯ ಚಿತ್ತಾರವೇ ಮೈದೊಳೆದಿರುವ ಮಲೆನಾಡ ಹೆಬ್ಬಾಗಿಲು ಎಂದೇ ಪ್ರಸಿದ್ಧಿ ಪಡೆದ ಶಿವಮೊಗ್ಗ ನಗರದ ಪ್ರಮುಖ ತಾಣಗಳಲ್ಲಿ ಶಿರವೆತ್ತಿ ನಿಂತ ಶಾಲೆಗಳಲ್ಲಿ ಮೇರಿ ಇಮ್ಯಾಕ್ಯುಲೇಟ್ ಹಿರಿಯ ಪ್ರಾಥಮಿಕ ಶಾಲೆಯು ಒಂದಾಗಿದೆ ಎಂದು ಸಂತೋಷದಿಂದ ಹೇಳಲು ಹರ್ಷಿಸುತ್ತೇನೆ. ಒಂದು ವರ್ಷಕ್ಕಾಗಿ ಯೋಜಿಸುವುದಾದರೆ ಧಾನ್ಯಗಳನ್ನು ಬೆಳೆಸು, ಒಂದು ಶತಮಾನಕ್ಕಾಗಿ ಯೋಜಿಸುವುದಾದರೆ ಬೆಳೆಸು, ಒಂದು ಜನಾಂಗಕ್ಕಾಗಿ ಯೋಜಿಸುವುದಾದರೆ ಉತ್ತಮ ಶಿಕ್ಷಣ ನೀಡು ಎಂಬ ಚೀನಿ ಗಾದೆಯಂತೆ ಮಲ್ನಾಡ್ ಶಿಕ್ಷಣ ಸಂಸ್ಥೆಯು ಶಿವಮೊಗ್ಗ ಹಾಗೂ ಸುತ್ತಮುತ್ತಲಿನ ಹಿಂದುಳಿದ ಹಾಗೂ ಬಡ ಮಕ್ಕಳ, ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುವ ಮಹತ್ತರ ಉದ್ದೇಶದಿಂದ 1935 ಈ ನಮ್ಮ ಮೇರಿ ಇಮ್ಯಾಕ್ಯುಲೇಟ್ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಪ್ರಾರಂಭಿಸಿತು. ಸುಮಾರು 91 ವರ್ಷಗಳಿಂದ ನಿರಂತರವಾಗಿ ಶಿಕ್ಷಣ ಪ್ರಸಾರದ ಕಾರ್ಯವನ್ನು ಶ್ರದ್ಧೆ ನಿಸ್ವಾರ್ಥೆಯಿಂದ ನಡೆಸಿಕೊಂಡು ಬಂದಿದೆ. ಹಾಗೆಯೇ 27 ವರ್ಷದಿಂದ ಗೈಡ್ ಮತ್ತು ಬುಲ್ಬುಲ್ ಅಲ್ಲಿ ಈ ನಮ್ಮ ಶಾಲೆಯ ಮಕ್ಕಳು ಸೇವೆಯನ್ನು ನೀಡುತ್ತಿದ್ದಾರೆ. ಹಾಗೆಯೇ ಪ್ರತಿ ವರ್ಷ ನಡೆಯುವ ಗೀತಾ ಭಾರತಿ ಕಾರ್ಯಕ್ರಮದಲ್ಲಿ 13 ವರ್ಷಗಳಿಂದ ಗೀತಾ ಗಾಯನವನ್ನು ಮಾಡುತ್ತಿದ್ದಾರೆ ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ. ಅವಕಾಶಗಳನ್ನು ಕಲ್ಪಿಸಿದ ಮಲ್ನಾಡ್ ಓಪನ್ ಗ್ರೂಪಿಗೆ ಮನದಾಳದ ಧನ್ಯವಾದಗಳು ತಿಳಿಸುತ್ತೇವೆ. ನಾನೇ ಭಾರತ ಎಂಬ ಗೀತೆಯನ್ನು ಹಾಡಲಿದ್ದಾರೆ ಸಂಗೀತ ಶಿಕ್ಷಕಿ ಶ್ರೀಮತಿ ನಿರ್ಮಲಾ MD. ಒಟ್ಟು 95 ವಿದ್ಯಾರ್ಥಿನಿಯರು ಹಾಡಲಿದ್ದಾರೆ.

ಜಿಲ್ಲಾ ಪುರಸ್ಕಾರ ಗೈಡ್. ನಾನು ಈ ದಿನ PES ಶಾಲೆಯ ಪರಿಚಯ ಮಾಡಿಕೊಡುತ್ತಿದ್ದೇನೆ. PES ಶಾಲೆ 21ನೇ ಶತಮಾನವು ಕೇವಲ ಪುಸ್ತಕಾಧಾರಿತ ಶಿಕ್ಷಣದ ಕಾಲವಲ್ಲ. ಇದು ಕೌಶಲ್ಯ, ಸೃಜನಶೀಲತೆ, ತಂತ್ರಜ್ಞಾನ ಮತ್ತು ಜೀವನ ಕೌಶಲ್ಯಗಳನ್ನು ಒಟ್ಟುಗೂಡಿಸುವ ಕಾಲವಾಗಿದೆ. ಈ ದೃಷ್ಟಿಕೋನವನ್ನು ನಿಜವಾಗಿಸುತ್ತಿರುವ ಸಂಸ್ಥೆಯೇ PES ಶಾಲೆ. ಇಲ್ಲಿ ಮಕ್ಕಳಿಗೆ ಕೇವಲ ಶಿಕ್ಷಣವಲ್ಲ, ಜೀವನವನ್ನು ರೂಪಿಸುವ ತರಬೇತಿ ನೀಡಲಾಗುತ್ತಿದೆ. ವಿಶೇಷವಾಗಿ ಇಂದಿನ ಕಾಲದಲ್ಲಿ ಅತ್ಯಂತ ಅಗತ್ಯವಾಗಿರುವ ಫೈನಾನ್ಷಿಯಲ್ ಲಿಟ್ರಸಿಸ್ ಅಥವಾ ಹಣದ ನಿರ್ವಹಣೆ ಅರಿವು 5ನೇ ತರಗತಿಯಿಂದಲೇ 8ನೇ ತರಗತಿಯವರೆಗೆ ಮಕ್ಕಳಿಗೆ ಕಲಿಸಲಾಗುತ್ತಿದೆ. ಇದು ಮಕ್ಕಳನ್ನು ಭವಿಷ್ಯದಲ್ಲಿ ಜವಾಬ್ದಾರಿಯುತ ನಾಗರಿಕರನ್ನಾಗಿ ರೂಪಿಸುತ್ತದೆ. ಈ ಶಾಲೆಯು ಕಳೆದ 12 ವರ್ಷಗಳಿಂದ ನಿರಂತರವಾಗಿ 100% ಫಲಿತಾಂಶವನ್ನು ಸಾಧಿಸುತ್ತಿರುವುದು ನಮ್ಮ ಈ ಶಿಕ್ಷಣದ ಗುಣಮಟ್ಟಕ್ಕೆ ಸಾಕ್ಷಿಯಾಗಿದೆ. ತಂತ್ರಜ್ಞಾನದ ಯುಗದಲ್ಲಿ ರೋಬೋಟಿಕ್ಸ್ ಹಾಗೂ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ AI ಶಿಕ್ಷಣವನ್ನು ಮಕ್ಕಳಿಗೆ ನೀಡಲಾಗುತ್ತಿದೆ. ಸಾರ್ವಜನಿಕ ಭಾಷಣ ಕೌಶಲ್ಯ ಮತ್ತು ಮೌಲ್ಯಾಧಾರಿತ ಶಿಕ್ಷಣಕ್ಕೂ ನಮ್ಮ ಶಾಲೆ ವಿಶೇಷ ಮಹತ್ವ ನೀಡುತ್ತದೆ. ಸ್ಕೂಲ್ ಸಿನಿಮಾಗಳ ಮೂಲಕ ಮಕ್ಕಳಲ್ಲಿ ಉತ್ತಮ ಮೌಲ್ಯಗಳನ್ನು ಬೆಳೆಸಲಾಗುತ್ತಿದೆ. ಒಟ್ಟಾರೆ PES ಶಾಲೆಯು ಕೇವಲ ಶಿಕ್ಷಣ ನೀಡುವ ಸಂಸ್ಥೆಯಲ್ಲ, ಇದು ಮಕ್ಕಳ ಭವಿಷ್ಯವನ್ನು ರೂಪಿಸುವ ಪವಿತ್ರ ಅಂಗಳವಾಗಿದೆ. ಈಗ ನಿಮ್ಮ ಮುಂದೆ 110 ವಿದ್ಯಾರ್ಥಿಗಳು ಅಮ್ರಾಹಿ ಹೇ ಅಮ್ ಸಾಥಿ ಹೇ ಎಂಬ ಗೀತೆಯನ್ನು ಹಾಡಲಿದ್ದಾರೆ. ಸಂಗೀತ ಶಿಕ್ಷಕಿ ಶ್ರೀಮತಿ ಸಹನಾ ಬಾಲಾಜಿ ಇವರ ನೇತೃತ್ವದಲ್ಲಿ ಜೋರಾಗಿ ಚಪ್ಪಾಳೆಯ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ.

2025 ಪ್ರಜ್ಞಾ ಎಜುಕೇಷನ್ ಟ್ರಸ್ಟ್ನ ಅಡಿಯಲ್ಲಿ ಸ್ಥಾಪನೆಯಾದ ಶಿವಮೊಗ್ಗದ ಪೇಸ್ ಇಂಟರ್ನ್ಯಾಷನಲ್ ಸ್ಕೂಲ್ CBSE ಸಂಯೋಜಿತ ಪ್ರಗತಿಪರ ಶಿಕ್ಷಣ ಸಂಸ್ಥೆಯಾಗಿದ್ದು ಅಲ್ಪಾವಧಿಯಲ್ಲೇ ಶಿವಮೊಗ್ಗದ ಶಿಕ್ಷಣ ಕ್ಷೇತ್ರದಲ್ಲಿ ತನಗೇ ಆದ ವಿಶಿಷ್ಟ ಗುರುತನ್ನು ಮೂಡಿಸಿದೆ. ಕಲೆಯಿರಿ, ಮುನ್ನಡೆಸಿ ಮತ್ತು ಬೆಳಕಾಗಿರಿ, ಲರ್ನ್ ಲೀಡ್ ಆ್ಯಂಡ್ ಲೈಟ್ ದಿ ವೇ ಎಂಬ ಧ್ಯೇಯ ವಾಕ್ಯದೊಂದಿಗೆ ಸಾಗುತ್ತಿರುವ ಈ ಶಾಲೆಯು ಸಮಗ್ರ ಶಿಕ್ಷಣದ ಮೂಲಕ ಸಂತೋಷದಾಯಕ, ಆತ್ಮವಿಶ್ವಾಸಿ ಹಾಗೂ ಮೌಲ್ಯಯುತ ಕಲಿಕಾರ್ಥಿಗಳನ್ನು ರೂಪಿಸಲು ಬದ್ಧವಾಗಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ NEP 2020 ಆಶಯಕ್ಕೆ ಅನುಗುಣವಾಗಿ ಪೇಸ್ ಸಂಸ್ಥೆಯು ಶೈಕ್ಷಣಿಕ ಶ್ರೇಷ್ಠತೆಯನ್ನು ಭಾರತೀಯ ಸಂಸ್ಕೃತಿ, ಮೌಲ್ಯಗಳು ಮತ್ತು ಸಂಪ್ರದಾಯಗಳೊಂದಿಗೆ ಸಮ್ಮಿಲನಗೊಳಿಸುತ್ತಾರೆ. ಜೊತೆಗೆ ಸೃಜನಶೀಲತೆ, ವಿಮರ್ಶಾತ್ಮಕ ಚಿಂತನೆ, ಜಿಜ್ಞಾಸೆ, ವಿಚಾರಣೆ, ಸಹಯೋಗ ಮತ್ತು ಆವಿಷ್ಕಾರಗಳನ್ನು ಪ್ರೋತ್ಸಾಹಿಸುತ್ತಿದೆ. ಪ್ರತಿಯೊಂದು ಮಗುವು ಅನನ್ಯ ಎಂದು ನಂಬುವ ಈ ಶಾಲೆಯು ಮಕ್ಕಳು ಸ್ವತಂತ್ರಕ್ಕಾಗಿ ಅನ್ವೇಷಿಸಲು, ಪ್ರಶ್ನಿಸಲು ಹಾಗೂ ಅಜೀವ ಕಲಿಕಾರ್ಥಿಗಳಿಗೆ ಬೆಳೆಯಲು ಪೂರಕವಾದ ಪೋಷಣೆಯ ವಾತಾವರಣವನ್ನು ಒದಗಿಸುತ್ತಿದೆ. ಆಧುನಿಕ ಕಲಿಕಾ ವಿಧಾನಗಳು, ತಂತ್ರಜ್ಞಾನ ಆಧಾರಿತ ಶಿಕ್ಷಣ, ಪ್ರಾಯೋಗಿಕ ಕಲಿಕೆ, ಕ್ರೀಡೆ, ಕಲೆ, ನಾಯಕತ್ವದ ಅವಕಾಶಗಳು ಮತ್ತು ದೃಢವಾದ ಮೌಲ್ಯಾಧಾರಿತ ಶಿಕ್ಷಣದೊಂದಿಗೆ ಪೇಸ್ ಇಂಟರ್ನ್ಯಾಷನಲ್ ಸ್ಕೂಲ್ ವಿದ್ಯಾರ್ಥಿಗಳನ್ನು ಕೇವಲ ಶೈಕ್ಷಣಿಕವಾಗಿ ಮಾತ್ರವಲ್ಲದೆ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯಲ್ಲಿ ಆಳವಾಗಿ ಬೇರೂರಿರುವ ನೈತಿಕತೆ, ಜವಾಬ್ದಾರಿ ಹಾಗೂ ಭವಿಷ್ಯಕ್ಕೆ ಸಜ್ಜಾದ ಜಾಗತಿಕ ಪ್ರಜೆಗಳಾಗಿ ರೂಪುಗೊಳ್ಳಲು ಸಿದ್ಧಗೊಳಿಸುತ್ತಿದೆ. ಇದೇ ಪ್ರಥಮ ಬಾರಿಗೆ ಗೀತಭಾರತಿ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ವಾಗತ ಕೋರುತ್ತಾ ಇದೀಗ ನಿಮ್ಮ ಮುಂದೆ ಪೇಸ್ ಶಾಲೆಯ 60 ವಿದ್ಯಾರ್ಥಿಗಳು ಪ್ರಸ್ತುತಪಡಿಸಲಿದ್ದಾರೆ ಪ್ರಾಕೃತ್ಯ ಸೌರಮ್ಯಂ ವಿಶಾಲಂ ಪ್ರಕಾಶಂ ಎಂಬ ಸಂಸ್ಕೃತ ಗೀತೆಯನ್ನು ಸಂಗೀತ ಶಿಕ್ಷಕಿ ಶ್ರೀಮತಿ ವಿದ್ಯಾಶ್ರೀ PR ಮಾರ್ಗದರ್ಶನದಲ್ಲಿ. ಜೋರಾದ ಚಪ್ಪಾಳೆಯ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ ಪೇಸ್ ಇಂಟರ್ನ್ಯಾಷನಲ್ ಸ್ಕೂಲ್.

0: ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು. ಇದುವರೆಗೆ ಗೀತ ಭಾರತಿ ಮಕ್ಕಳ ಹಾಡುಗಳ ಕಾರ್ಯಕ್ರಮವನ್ನ ಕೇಳಿದ್ದೀರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ನೀವಿಷ್ಟೊತ್ತು ಕೇಳಿದ್ದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
2: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
1: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
3: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
4: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
5: ನಮ್ಮ ದೇಶ ಹೋರಾಟದ ಕಥೆಗಳ, ಸಂಸ್ಕೃತಿಯ ಬಣ್ಣಗಳ ಮತ್ತು ಸಿಹಿಯಾದ ಸಂಬಂಧಗಳ ದೇಶ. ಈ ಸುಂದರ ಭಾರತಕ್ಕೆ ನಮ್ಮ ಹೃದಯಪೂರ್ವಕ ನಮನ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ
7: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
8: ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನು, ಅಲ್ ಹೋಗ್ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
9: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವ್ ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ

ಮುಂಚೆ ನೀವೇನಾದ್ರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದ್ರೂ ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋ ನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9680962799. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸ್ಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋ ನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ನೋಡಿ, ನೀವು ನಮ್ಮ ಕರ್ನಾಟಕ ರಾಜ್ಯದ ಎಂಬ್ಲಮ್ನ ನೋಡ್ತೀರಾ ಅಂತಂದರೆ, ಸೊ ಅಥವಾ ಲಾಂಛನವನ್ನು ನೋಡ್ತೀರಾ ಅಂತಂದರೆ, ನಿಮಗೆ ಅಲ್ಲಿ ಸಿಂಹ ಇರೋದನ್ನು ಗಮನಿಸ್ಬೋದು, ಹಾಗೆ ಮಧ್ಯದಲ್ಲಿ ಪಕ್ಷಿ ಇರೋದನ್ನು ಗಮನಿಸ್ಬೋದು. ಆ್ಯಂಡ್ ನಮ್ಮ ರಾಜ್ಯ ಲಾಂಛನವನ್ನು ನೀವು ನೋಡಿದ್ರಿ ಅಂತಂದರೆ ಸೊ ನಿಮಗೆ ಗೊತ್ತಾಗತ್ತೆ. ಆ್ಯಂಡ್ ಇದನ್ನು ನೀವು ಬಹಳಷ್ಟು ಕಡೆಗಳಲ್ಲಿ ನೋಡ್ಬೋದು. ಎಲ್ಲೆಲ್ಲಿ ಅಂತಂದರೆ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ KSRTC ಏನಿದೆ, ಇಲ್ಲಿ ಕೂಡ ನೀವು ಈ ಒಂದು ಲಾಂಛನವನ್ನು ನೋಡಬಹುದು. ಆ್ಯಂಡ್ ಹಾಗೆಯೇ ಬಸ್ ಟಿಕೆಟ್ಗಳಲ್ಲಿ, ಹಾಗೆ ಬಸ್ಗಳಲ್ಲಿ ಕೂಡ ಇದನ್ನು ಹಾಕಿರ್ತಾರೆ. ಹಾಗೆಯೇ ನಾವು ಹೆರಿಟೇಜ್ ಸೈಟ್ಗಳಲ್ಲಿ ನೋಡ್ತೀವಿ ಅಂತಂದರೆ, ನಮ್ಮ ಕರ್ನಾಟಕದ ಹೆರಿಟೇಜ್ ಸೈಟ್ ಅಂತಲೇ ಹೇಳ್ಬೋದು, ಬೇಲೂರು ಚೆನ್ನಕೇಶವ ಟೆಂಪಲ್, ಇಲ್ಲಿ ಕೂಡ ನಾವು ಈ ಒಂದು ಪಕ್ಷಿಯನ್ನು ನೋಡಬಹುದು. ಈಗ ನಿಮ್ಮ ತಲೆಗೆ ಯಾವ ಪಕ್ಷಿ ಅಂತ ಯೋಚನೆ ಬಂದಿದೆಯಾ? ಇವತ್ತು ನಾನು ಹೇಳ್ತಾ ಇರುವಂತಹ ಈ ಒಂದು ರಾಜ್ಯ ಲಾಂಛನದಲ್ಲಿರುವ ಪಕ್ಷಿಯ ಬಗ್ಗೆ, ಸೊ ಇದನ್ನು ನೀವು ನೋಡಿರ್ತೀರಾ, ಗಮನಿಸಿ ಇನ್ನೊಂದು ಸಾರಿ ಈ ಒಂದು ರಾಜ್ಯ ಲಾಂಛನವನ್ನು. ಸೊ ಎರಡು ಕಡೆ ಸಿಂಹಗಳಿರುತ್ತೆ, ಮಧ್ಯದಲ್ಲಿ ಒಂದು ಪಕ್ಷಿಯ ಚಿತ್ರಣವನ್ನು ನೀವು ನೋಡ್ಬೋದು. ಅದನ್ನು ನಾವು ಗಂಡ ಬೇರುಂಡ ಅಂತ ಕೂಡ ಕರಿತೀವಿ. ಆ್ಯಂಡ್ ಇತ್ತೀಚೆಗೆ ನಾವು ಮಾಡರ್ನ್ ಯೂಸೇಜಲ್ಲಿ ನೋಡ್ಬೋದು ಅಂತಂದರೆ, ಬೆಂಗಳೂರು ಫುಟ್ಬಾಲ್ ಕ್ಲಬ್ ಏನಿದೆ, ಸೊ ಅವರ ಲೋಗೋದಲ್ಲಿ ಕೂಡ ಈ ಒಂದು ಪಕ್ಷಿಯನ್ನು ನೋಡ್ಬೋದು. ಹಾಗೆ ನೇವಿ ಶಿಪ್ INS ಮೈಸೂರು ಏನಿದೆ, ಇಲ್ಲಿ ಕೂಡ ನಾವು ಈ ಒಂದು ಪಕ್ಷಿಯನ್ನು ನೋಡ್ಬೋದು. ಹಾಗೆ ಜ್ಯುವೆಲರಿಗಳಲ್ಲಿ, ಆರ್ಟ್ಗಳಲ್ಲಿ ಕೂಡ ಈ ಒಂದು ಪಕ್ಷಿನ ನೀವು ನೋಡಿರ್ತೀರಾ ಬೇರೆ ಕಡೆಗಳಲ್ಲಿ. ಸೊ ಅದೇ ರೀತಿಯಲ್ಲೇ ಇವತ್ತು ಈ ಒಂದು ಪಕ್ಷಿ ಅಥವಾ ಈ ಒಂದು ಲಾಂಛನ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಇನ್ಫಾರ್ಮೇಷನ್ ತಿಳ್ಕೊಳ್ತಾ, ನೀವು ಕೂಡ ಇದ್ರ ಬಗ್ಗೆ ಏನಾದ್ರು ಹೆಚ್ಚಿನ ಇನ್ಫಾರ್ಮೇಷನ್ ಗೊತ್ತಿದೆ ಅಂದರೆ ಅದನ್ನು ನೀವು ಕೂಡ ನಮಗೆ ವಾಟ್ಸಪ್ಪಲ್ಲಿ ವಾಯ್ಸ್ ತೊಂಡ ಮಾಡೋದ್ರ ಮೂಲಕ ಅಥವಾ ಮೆಸೇಜ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ವಾಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ರಾಣಿಪುರ FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಮ್ಮ ದೇಶ ಹೋರಾಟದ ಕಥೆಗಳ, ಸಂಸ್ಕೃತಿಯ ಬಣ್ಣಗಳ ಮತ್ತು ಸಿಹಿಯಾದ ಸಂಬಂಧಗಳ ದೇಶ. ಈ ಸುಂದರ ಭಾರತಕ್ಕೆ ನಮ್ಮ ಹೃದಯಪೂರ್ವಕ ನಮನ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಿದ್ದ ಹಾಗೆ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯವನ್ನು ನಾನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ನಿಮಗೆ ತಿಳಿದಿರುವಂತಹ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬೋದು. ಹಾಗೆ ಇವತ್ತು ನಾನು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆನೂ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ, ಹಾಗೆ ನೀವು ಇದರ ಬಗ್ಗೆ ಏನಾದ್ರು ವಿಷಯಗಳನ್ನು ತಿಳ್ಕೊಂಡಿದ್ರೆ ಅಂತಂದರೆ ಅದನ್ನು ಕೂಡ ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬೋದು. ಹಾಗಿದ್ರೆ ಇನ್ಯಾಕೆ ತಡ ಮಾಡ್ತೀರಾ? ನಮ್ಮ ಸಂಖ್ಯೆಗೆ ವಾಟ್ಸಪ್ ಮಾಡೋದ್ರ ಮೂಲಕ ಅಥವಾ ಮೆಸೇಜ್ ಮಾಡೋದ್ರ ಮೂಲಕ ನಮ್ಮ ಜೊತೆಯಲ್ಲಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆಯಲ್ಲಿ ನಿಮ್ಮ ಒಪಿನಿಯನ್ಗಳನ್ನ ಹೇಳಬೇಕು ಅಂತಂದರೆ ನಮ್ಮ ಸಂಖ್ಯೆ 9686096268 0962799 ಈ ಸಂಖ್ಯೆಗೆ ವಾಟ್ಸಪ್ ಮಾಡಲಿ ಮಾಡೋದ್ರ ಮೂಲಕ. ಹಾಗೆ ಅದರಲ್ಲಿ ವಾಯ್ಸ್ ನೋಟ್ನ ಕೂಡ ರೆಕಾರ್ಡ್ ಮಾಡಿ ನೀವು ಕಳಿಸ್ಕೊಟ್ರೆ ನಾವು ಕೂಡ ಅದನ್ನು ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸಿದ ಹಾಗೆ ಇವತ್ತು ನಾವು ರಾಜ್ಯ ಲಾಂಛನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆ್ಯಂಡ್ ಇದನ್ನು ನಾವೆಲ್ಲ ಕಡೆ ನೋಡೋದಕ್ಕೆ ಸಾಧ್ಯ ಇದೆ. ಎಲ್ಲಿ ಅಂತ ಕೇಳೋದಾದ್ರೆ ನಾನಾಗಲೇ ಹೇಳಿದೆ, ನಮ್ಮ KSRTC ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಬಸ್ಗಳಲ್ಲಿ ಕೂಡ ನೋಡಬಹುದು. ಹಾಗೆ ನಾನಾಗಲೇ ಹೇಳಿದಾಗೆ ನಮ್ಮ ಬೆಂಗಳೂರು ಫುಟ್ಬಾಲ್ ಕ್ಲಬ್ ಕ್ರೆಸ್ಟಲ್ಲಿ ಕೂಡ ನೋಡೋದಕ್ಕೆ ಸಾಧ್ಯ ಇದೆ. ಆ್ಯಂಡ್ ಹಾಗೆ ನಮ್ಮ ಡಾಕ್ಯುಮೆಂಟ್ಗಳಲ್ಲಿ ಕೂಡ ನೋಡಬಹುದು ಈ ಒಂದು ಸಿಂಬಲ್ ಇರೋದನ್ನು. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಲಾಂಛನ ಬರೋದಕ್ಕೆ ಹೇಗೆ ಸಾಧ್ಯ ಆಯಿತು, ಮತ್ತು ಇದರಲ್ಲಿ ವಿಶೇಷವಾಗಿ ನಾವು ಇವತ್ತು ಗಂಡ ಬೇರುಂಡ ಅಂತ ಹೇಳಿ ಆ ಒಂದು ಪಕ್ಷಿಯನ್ನು ಕಾಣುತ್ತೆ. ಸೊ ಆ ಪಕ್ಷಿಯ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀನಿ. ಸೊ ಈ ಪಕ್ಷಿ ಹೇಗೆ ಈ ಒಂದು ಲಾಂಛನವಾಗಿ ಉಳ್ಕೊಳ್ಳುತ್ತೆ, ಸೊ ಇದ್ರ ಬಗ್ಗೆನೂ ಕೂಡ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಗೊತ್ತಿದ್ದರೆ ಅದನ್ನು ಕೂಡ ನೀವು ನಮಗೆ ಮೆಸೇಜ್ ಮಾಡೋದ್ರ ಮೂಲಕ ಅಥವಾ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬೋದು. ನಮ್ಮ ಕರ್ನಾಟಕ ರಾಜ್ಯದ ಲಾಂಛನ ಗಂಡ ಬೇರುಂಡ ಅನ್ನೋದು ಎಲ್ಲರಿಗೂ ಕೂಡ ತಿಳಿದಿರುವಂತಹ ವಿಚಾರಣೆಯಾಗಿದೆ. ಆದರೆ ಅದರಲ್ಲಿರುವಂತಹ ಪಕ್ಷಿ ಬಗ್ಗೆ ಬಹಳಷ್ಟು ಜನಕ್ಕೆ ಈಗಲೂ ಕೂಡ ಗೊತ್ತಿರಲಿಕ್ಕಿಲ್ಲ. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಪಕ್ಷಿ ಹೇಗೆ ಲಾಂಛನದಲ್ಲಿ ಸೇರಿಕೊಳ್ತು ಆ್ಯಂಡ್ ಇದರ ಹಿನ್ನೆಲೆ ಏನಿದೆ ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಕರ್ನಾಟಕ ಸರ್ಕಾರದ ಲಾಂಛನವಾದಂತಹ ಎರಡು ತಲೆಯ ಹದ್ದಿನ ರೂಪದ ಈ ಗಂಡ ಬೇರುಂಡ ಪಕ್ಷಿ ನೋಡೋದಕ್ಕೆ ಬಲಿಷ್ಠವಾಗಿದೆ ಮತ್ತು ವಿಚಿತ್ರವಾಗಿ ಕೂಡ ಕಾಣಿಸ್ಕೊಳ್ಳುತ್ತೆ. ಹಾಗೆಯೇ ಕೆಲವರು ಈ ಪಕ್ಷಿಯನ್ನು ವಿಷ್ಣುವಿನ ಮತ್ತೊಂದು ರೂಪ ಅಂತ ಕೂಡ ಕರೀತಾರೆ. ನೀವು ಕೂಡ ಇದನ್ನು ಒಂದು ಸರಿನೂ ಗಮನಿಸಿಲ್ಲ ಅಂತಂದರೆ ಈಗ ನೀವು ಲಾಂಛನವನ್ನು ಗಮನಿಸಿದರೆ ನಿಮಗೆ ಆ ಪಕ್ಷಿ ಚಿತ್ರಣ ನಿಮಗೆ ಕಾಣುತ್ತೆ. ಅದನ್ನು ನೋಡಿದಾಗ ಆ ಪಕ್ಷಿಯ ರೂಪ ಹೇಗಿದೆ ಅಂತ ಕೂಡ ನಿಮಗೆ ಗೊತ್ತಾಗುತ್ತೆ. ಹಾಗೆಯೇ ಇದರ ಹಿಂದೆ ಒಂದು ಕತೆ ಕೂಡ ಇದೆ. ಏನಂತಂದರೆ ಅಸುರ ರಾಜ ಹಿರಣ್ಯಕಶಿಪುವನ್ನು ಕೊಂದ ನಂತರ ನರಸಿಂಹ ಅವತಾರಿ ಶ್ರೀ ವಿಷ್ಣುವಿನ ಕೋಪ ಕಡಿಮೆ ಆಗಲಿಲ್ಲ ಅಂತೆ. ಆಗ ಆತನ ಕೋಪವನ್ನು ಶಮನಗೊಳಿಸೋದಕ್ಕೆ ಶಿವ ಶರಭೈರವೇಶ್ವರನ ರೂಪ ತಾಳಿ ಬಂದನಂತೆ. ಈ ಸಮಯದಲ್ಲಿ ಶರಭಿ ರೂಪಿ ಶಿವನನ್ನು ಎದುರಿಸೋದಕ್ಕೆ ವಿಷ್ಣು ಗಂಡಬೇರುಂಡ ರೂಪ ತಾಳಿದ ಅಂತ ಮಾರ್ಕಂಡೇಯ ಪುರಾಣದಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗೆ ನಾವು ಈ ಲಾಂಛನದಲ್ಲಿ ನೋಡ್ತೀವಿ ಅಂತಂದರೆ ಈ ಪಕ್ಷಿ ಎರಡು ತಲೆಗಳನ್ನು ಹೊಂದಿದೆ. ಇದನ್ನು ನಾವು ಎಲ್ಲಿ ನೋಡ್ಬೋದು ಅಂತಂದರೆ ಕೆಳದಿಯ ಪ್ರಾಚೀನ ರಾಮೇಶ್ವರ ದೇವಸ್ಥಾನ ಇದೆ. ಸೊ ಅದರ ಚಾವಣಿಯಲ್ಲಿ ಈ ಪಕ್ಷಿಯ ಶಿಲ್ಪವನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ. ನೀವು ಆ ಕಡೆಗೆ ಏನಾದರೂ ಹೋದ್ರಿ ಅಂತಂದರೆ ಬೇಲೂರು ಚನ್ನಕೇಶವ ದೇವಾಲಯದಿಂದ ಹಿಡಿದು ದೇಶದ ಹಲವು ಪ್ರಾಚೀನ ಮಂದಿರಗಳಲ್ಲಿ ಈ ಪಕ್ಷಿಯ ಶಿಲ್ಪ ಅಲಂಕಾರ ಭಾಗವಾಗಿ ಬಳಸಲಾಗಿದೆ. ಹಾಗೆಯೇ ಈ ಪಕ್ಷಿನ ಬಹಳಷ್ಟು ಕಡೆಯಲ್ಲಿ ಕೂಡ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಹಾಗೆ ಬೇರೆ ಬೇರೆ ಸಮಯದಲ್ಲಿ ಕೂಡ ಈ ಒಂದು ಪಕ್ಷಿಯ ಬಳಕೆ ಆಗಿದೆ. ಯಾವ್ಯಾವ ರೀತಿ ಅದು ಆಗಿದೆ ಮತ್ತು ಎಲ್ಲೆಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಇದೆ, ಜೊತೆಗೆ ಇದನ್ನು ಯಾವ ರೀತಿಯಲ್ಲಿ ಬಳಕೆ ಮಾಡಿಕೊಂಡಿದ್ರು ಈ ಪಕ್ಷಿಯ ಲಾಂಛನವನ್ನಾಗಿ ಅನ್ನೋದ್ರ ಬಗ್ಗೆನೂ ಕೂಡ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದನ್ನು ಕೂಡ ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗಾಗಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೂಡ ಪ್ಲೇ ಮಾಡ್ತಾ ಇದ್ದೀನಿ. ಈ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಹಾಗೆ ಈ ಒಂದು ಲಾಂಛನದ ಬಗ್ಗೆ ಸೊ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಅರ್ಜುನ್ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಮ್ಮ ದೇಶ ಹೋರಾಟದ ಕಥೆಗಳ, ಸಂಸ್ಕೃತಿಯ ಬಣ್ಣಗಳ ಮತ್ತು ಸಿಹಿಯಾದ ಸಂಬಂಧಗಳ ದೇಶ. ಈ ಸುಂದರ ಭಾರತಕ್ಕೆ ನಮ್ಮ ಹೃದಯಪೂರ್ವಕ ನಮನ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದ ಹಾಗೆ, ಸೊ ಇವತ್ತು ಈ ಒಂದು ಗಂಡ ಬೇರುಂಡ ಎನ್ನುವಂತಹ ಪಕ್ಷಿಯ ಬಗ್ಗೆ ಹೇಳ್ತಾ ಇದ್ದೆ. ಆ್ಯಂಡ್ ಇದು ನಮ್ಮ ರಾಜ್ಯ ಲಾಂಛನವೂ ಕೂಡ. ಹೌದು, ನಾವು ರಾಜ್ಯ ಲಾಂಛನದಲ್ಲಿ ಇದನ್ನು ನೋಡೋದಕ್ಕೆ ಸಾಧ್ಯ ಇದೆ. ಆ್ಯಂಡ್ ನೀವು ಕೂಡ ಇದನ್ನು ಗಮನಿಸಿದ್ದೀರಾ ಅಂತಂದರೆ, ಈ ಒಂದು ಪಕ್ಷಿ ಹೇಗೆ ಈ ಒಂದು ಲಾಂಛನವಾಗಿ ಉಳ್ಕೊಳ್ತು ಅನ್ನೋದ್ರ ಬಗ್ಗೆ ಕೂಡ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಇದರ ಹಿಂದಿನ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಗಂಡ ಬೇರುಂಡ ಪಕ್ಷಿ ಏನಿದೆ, ಈ ಪಕ್ಷಿಯನ್ನು ನಾವು ಆಗಲೇ ಹೇಳಿದಾಗೆ ಬಹಳಷ್ಟು ಕಡೆಯಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ನಾನಾಗಲೇ ಹೇಳಿದಾಗೆ ನಮ್ಮ ಕೆಳದಿಯ ರಾಮೇಶ್ವರ ದೇವಾಲಯದಲ್ಲಿ, ಹಾಗೆಯೇ ದೇಶದಲ್ಲಿರುವಂತಹ ಬಹಳಷ್ಟು ಹಳೆಯ ಮಂದಿರಗಳಲ್ಲಿ ಈ ಪಕ್ಷಿಯ ಶಿಲ್ಪ ಅಲಂಕಾರಿಕ ಭಾಗವಾಗಿ ಕೂಡ ಬಳಸಲಾಗಿದೆ. ಈ ಪಕ್ಷಿ ತುಂಬಾ ವಿಶಿಷ್ಟತೆಯನ್ನು ಹೊಂದಿದೆ, ಮತ್ತು ಅದರಲ್ಲಿ ನಾನಾಗಲೇ ಹೇಳಿದಾಗೆ ಇದು ಬಲಿಷ್ಠವಾಗಿ ಮತ್ತು ನೋಡೋದಕ್ಕೆ ತುಂಬಾ ವಿಚಿತ್ರವಾಗಿ ನಮಗೆ ಲಾಂಛನದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಈ ರೀತಿಯಲ್ಲಿ ವಿಶೇಷವಾಗಿ ಕಾಣಿಸ್ಕೊಳ್ಳುವಂತಹ ಈ ಒಂದು ಗಂಡ ಬೇರುಂಡ ಪಕ್ಷಿಯ ರಹಸ್ಯದ ಬಗ್ಗೆ ಹೇಳ್ತಾ ಇದೆ. ಆ್ಯಂಡ್ ಇನ್ನೂ ಬಹಳಷ್ಟು ವಿಚಾರಗಳು ಈ ಒಂದು ಪಕ್ಷಿಯ ಹಿಂದೆ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಇದರ ಬಗ್ಗೆ ಸರ್ಚ್ ಮಾಡಿದಾಗ ನನಗೆ ಸಿಕ್ಕಿದ್ದು, ಈ ಪಕ್ಷಿಗೆ ಮೊದಲ ಬಾರಿಗೆ ಮಾನವ ರೂಪ ನೀಡಿದ್ದು ಚಾಲುಕ್ಯರು ಅಂತ ಇದೆ. ಹಾಗೆ ಅವರ ಕಾಲದಲ್ಲಿ ಬಳ್ಳಿಗಾವೆಯ ಕೇದಾರೇಶ್ವರ ದೇವಾಲಯದಲ್ಲಿ ಕ್ರಿಸ್ತಶಕ 1047 ಸುಮಾರಿಗೆ ಈ ಒಂದು ಗಂಡ ಬೇರುಂಡ ರೀತಿಯ ದೊಡ್ಡದಾದಂತಹ ಮಾನವ ಆಕೃತಿಯನ್ನು ಕೆತ್ತಲಾಗಿರುತ್ತೆ. ಹಾಗೆಯೇ ಬಳ್ಳಿಗಾವಿ ಕೇದಾರೇಶ್ವರ ದೇವಾಲಯ ಹತ್ತಿರದಲ್ಲಿರುವಂತಹ ಜನರಲ್ಲೂ ಕೂಡ ಇದನ್ನು ಗಂಡ ಬೇರುಂಡೇಶ್ವರ ಅಂತಲೂ ಕೂಡ ಕರೀತಾರೆ. ಸೊ ಇದರ ನಂತರ ಹೊಯ್ಸಳರು ಕೂಡ ಗಂಡ ಬೇರುಂಡವನ್ನು ತಮ್ಮ ಶಿಲ್ಪಕಲೆಯಲ್ಲಿ ಬಳಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಹಾಗೆಯೇ ನಮ್ಮ ವಿಜಯನಗರ ಮತ್ತು ಮೈಸೂರು ಒಡೆಯರು ಈ ಪಕ್ಷಿಯನ್ನು ತಮ್ಮ ನಾಣ್ಯಗಳಲ್ಲಿ ಮುದ್ರಣ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಆಗಿನ ಕಾಲದ ಒಂದು ನಾಣ್ಯಗಳನ್ನು ನೀವು ಹಲವಾರು ಮ್ಯೂಸಿಯಂಗಳಲ್ಲೆಲ್ಲ ನೋಡೋದಕ್ಕೆ ಸಾಧ್ಯ ಇದೆ. ಆ್ಯಂಡ್ ಹಾಗೆಯೇ ವಿಜಯನಗರದ ಅರಸರು ಅಚ್ಯುತರಾಯ 1529 1542 ವಿಜಯನಗರದ ಶಕ್ತಿ ಸಾಮರ್ಥ್ಯದ ಸಂಕೇತವಾಗಿ ಗಂಡ ಬೇರುಂಡ ಚಿಹ್ನೆಯನ್ನು ಹೊಂದಿದ ಚಿನ್ನದ ನಾಣ್ಯಗಳನ್ನು ಮುದ್ರಣ ಮಾಡ್ತಾರೆ. ನಂತರ ಮೈಸೂರು ಒಡೆಯರು ಗಂಡ ಬೇರುಂಡವನ್ನು ತಮ್ಮ ಲಾಂಛನದಲ್ಲಿ ಬಳಸುವ ಪರಂಪರೆ ಪ್ರಾರಂಭ ಆಗುತ್ತೆ. ಹಾಗೆಯೇ ಆಗಿನ ಮೈಸೂರು ಅರಸರಾಗಿದ್ದ ಯದುರಾಯರು ಮೊದಲ ಬಾರಿಗೆ ಗಂಡ ಬೇರುಂಡವಿದ್ದ ಧ್ವಜವನ್ನು ತಮ್ಮ ವಿಜಯ ಯಾತ್ರೆಯಲ್ಲಿ ಬಳಸ್ಕೊಳ್ತಾರೆ. 1947 ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ 1956 ಗಂಡ ಬೇರುಂಡ ಮೈಸೂರು ರಾಜ್ಯದ ಲಾಂಛನವಾಗಿ ಬಾಳಿಕೆಯಲ್ಲಿರುತ್ತೆ. ಸೊ ಈ ರೀತಿಯಲ್ಲಿ ಈ ಒಂದು ಗಂಡ ಬೇರುಂಡ ಲಾಂಛನವಾಗಿ ಉಳ್ಕೊಳ್ಳುತ್ತೆ. ಹಾಗೆ 1971 ನಮ್ಮ ಕರ್ನಾಟಕ ರಾಜ್ಯ ಅಂತ ಹೆಸರು ಪಡೆದ ನಂತರ ರಾಜ್ಯ ಲಾಂಛನದಲ್ಲಿ ಬದಲಾವಣೆ ಯಾವುದು ಕೂಡ ಆಗಲೇ ಇಲ್ಲ. ಇವತ್ತಿಗೂ ಕೂಡ ನಮ್ಮ ರಾಜ್ಯದ ಘನತೆಯ ಸಂಕೇತವಾಗಿ ಈ ಒಂದು ಗಂಡ ಬೇರುಂಡ ಲಾಂಛನ ಉಳ್ಕೊಂಡಿದೆ. ಈಗ ನಿಮಗೆ ಗೊತ್ತಾಯ್ತಲ್ಲ ಈ ಲಾಂಛನದ ಹಿಂದೆ ಎಷ್ಟೆಲ್ಲ ಹಿಸ್ಟ್ರಿ ಇದೆ, ಹಾಗೆ ಇದರ ಒಂದು ಕ್ಯೂರಿಯಸ್ ಆಗಿರುವಂತಹ ವಿಷಯಗಳನ್ನ ಕೂಡ ನೀವು ತಿಳ್ಕೊಂಡಿದ್ರೆ ಅಂತ ಅನ್ಕೊಳ್ತೀನಿ. ನೀವು ಕೂಡ ಈ ಒಂದು ಲಾಂಛನ ಇರುವಂತಹ ಸ್ಥಳಗಳನ್ನು ನೋಡಿರ್ತೀರಾ. ಸೊ ಅಂತಹ ಕಡೆಗಳಲ್ಲಿ ನೋಡಿದಾಗ ಈ ಒಂದು ಕತೆ ಕೂಡ ನಿಮಗೆ ನೆನಪಾಗುತ್ತೆ, ಹಾಗೆ ಇದರ ಹಿಂದಿರುವಂತಹ ಸ್ಟೋರಿ ಕೂಡ ನಿಮಗೆ ನೆನಪಾಗುತ್ತೆ. ಆ್ಯಂಡ್ ಇದನ್ನು ನೀವು ಕೂಡ ಕೇಳಿದಿರ ಅಂತಂದರೆ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಪರಿಚಯಸ್ರಿಗೆ ಇದರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನ ಕೊಡಿ. ಆ್ಯಂಡ್ ಎಲ್ಲರೂ ಕೂಡ ತಿಳ್ಕೊಳ್ಬೇಕಾದಂತಹ ವಿಚಾರಗಳು ಇವೆಲ್ಲ ಕೂಡ. ಆ್ಯಂಡ್ ನಿಮಗೂ ಕೂಡ ಇವತ್ತಿನ ಕಾರ್ಯಕ್ರಮ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಅಂದರೆ, ಸೊ ನಿಮ್ಮ ಒಪಿನಿಯನ್ಗಳನ್ನು ನಮ್ಮ ಸಂಖ್ಯೆ 9686096 8609627 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು, ನಾನು ಆರ್ ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಮಗ, ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
4: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
4: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವು ಯಾಕೆ ಈ ಸ್ವೀಟ್ ಬಿಸ್ನೆಸ್ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
5: ಓಕೆ ಡ್ಯೂಡ್, ನಾನು ಯಾಕೆ ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗೆ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
6: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೋ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
7: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂ ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗಬೇಕು ಅಂದ್ರೆ,
8: ಸೋಮವಾರದಿಂದ ಶನಿವಾರದ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಸ್ವಲ್ಪ ತಾಳಿ, ನೀವು ಬಳಸಿರುವ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
6: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
5: ಕೆಎಂಎಸ್ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
7: ಬಳಸಿ ಪರಿಶುದ್ಧ ನಂದಿನಿ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
0: ಹೂನೇ, ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
8: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
9: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
10: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ತಾನೆ? ಕಾಫಿ ಟೀ ಆಯ್ತಾ? ಏನ್ ಸಮಾಚಾರ? ಬಿಸಿ ಬಿಸಿ ಕಾಫಿ ಟೀ ಕುಡಿತಾ, ಚುರುಮುರಿ ತಿಂತಾ, ಮಂಡಕ್ಕಿ ತಿಂತಾ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ? ನಿಮ್ಮೆಲ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಕೇಳುಗರೆ, ಸಮಯ ಏನೋ 6:30 ಆಯ್ತು. ಹಾಗಿದ ಮೇಲೆ ನಾನೊಂದು ನಿಮ್ಮ ಆರ್ಜೆ ಅರ್ಪಿತಾ ಮಾತಾಡೋಕೆ ಬಂದಿದ್ದು. ಆಯ್ತು, ತಡ ಮಾಡೋದು ಬೇಡ, ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ನಿಮ್ಮೆಲ್ರಿಗೂ ಮತ್ತೊಮ್ಮೆ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ, ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ಒಂದಿನ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಹಾಗೆ ಮಾಹಿತಿಯನ್ನ ಕೂಡ ಕೊಡ್ತಾನೆ ಇರ್ತೀವಿ. ಸರಿ ಅರ್ಪಿತಾ, ಇವತ್ತು ಯಾವ ಬಿಸ್ನೆಸ್, ಏನ್ ಸಮಾಚಾರ ಅಂತ ಕೇಳ್ತಿದ್ದೀರಾ? ಡೆಫಿನೆಟ್ಲಿ ಸಮಾಚಾರ ಹೇಳೋದಕ್ಕೆ ನಾನು ಕೂಡ ಬಂದಿದ್ದಾಗಿದೆ. ಏನಪ್ಪ ಅಂದ್ರೆ, ಮನೆಗೆ ಮಲಗೋಕೆ ಅಂತ ಒಂದು ಮಂಚ ಇರಬೇಕು. ಮಂಚ ಇದ್ರೆ ಸಾಕ, ಮಂಚದ ಮೇಲೆ ಒಂದು ಹಾಸಿಗೆ ಕೂಡ ಇರಬೇಕು. ಸೊ ಒಂದು ಹಾಸಿಗೆ ಇತ್ತು ಅಂತ ಹೇಳಿದ್ರೆ, ಚಳಿನೋ ಮಳೆನೋ ಮಂಚ ಇಲ್ಲಾಂದ್ರೂ ಪರವಾಗಿಲ್ಲ, ಹಾಸಿಗೆ ಮೇಲೆ ಮಲಗ್ತೀವಿ ಅಂತ ಯೋಚನೆ ಮಾಡ್ತಿರ್ತೀವಿ. ಮುಂಚೆ ಎಲ್ಲ ಈ ಹಾಸಿಗೆ ಹೊಲಿಯೋರು ಮನೆ ಮನೆಗೂ ಕೂಡ ಬರ್ತಾ ಇದ್ರು. ಈಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಆಯ್ತಾ. ಹಾಗಿದ್ಮೇಲೆ ಯಾಕೆ ಒಂದು ಹಾಸಿಗೆ ಬಿಸ್ನೆಸ್ ಬಗ್ಗೆ ಮಾತಾಡಬಾರ್ದು ಅಂತ ಅನ್ನಿಸ್ತು? ಸೊ ಇವತ್ತು ನಮ್ಮೊಟ್ಟಿಗೆ ಬಿಸ್ಮಿಲ್ಲಾ ಬೆಡ್ ಮಾರ್ಟ್ ನ ಮಾಲೀಕರಾಗಿರುವಂತ ಶ್ರೀಯುತ ಟಿಪ್ಪು ಸುಲ್ತಾನ್ ಅವರಿದ್ದಾರೆ. ಅವ್ರ ಜೊತೆ ಮಾತುಕತೆಯನ್ನ ಪ್ರಾರಂಭಿಸೋಣವಾ. ಟಿಪ್ಪು ಸುಲ್ತಾನ್ ಅವರೇ, ನಮಸ್ತೆ.
11: ನಮಸ್ತೆ.
10: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
11: ಥ್ಯಾಂಕ್ ಯು
10: ಸರ್. ನಿಮ್ಮ ಹೆಸರು ಟಿಪ್ಪು ಸುಲ್ತಾನ್ ಅಂತ ಗೊತ್ತಾಯ್ತು. ಓಕೆ ಸರ್, ನಿಮ್ಮ ಪರಿಚಯವನ್ನ ಮಾಡ್ಕೊಡ್ಬೋದಾ? ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದಲ್ಲ ಎಲ್ಲಿ?
11: ಹುಟ್ಟಿ ಬೆಳೆದಿದ್ದಲ್ಲ ಶಿವಮೊಗ್ಗನೇ. ಹುಟ್ಟಿ ಬೆಳೆದಿದ್ದಲ್ಲ.
10: ಏನ್ ಓದಿದ್ರಿ?
11: ಫಸ್ಟ್ ಇಯರ್ ತನಕ ಓದಿದ್ರಿ.
10: ಫಸ್ಟ್ PUC ತನಕ ಓದಿದ್ರಿ, ಆಮೇಲೆ ಏನ್ ಮಾಡಿದ್ರಿ ಸರ್?
11: ಆಮೇಲೆ ನಮ್ಮ ತಂದೆ ಇದೇ ಬಿಸ್ನೆಸ್ ಮಾಡ್ತಿದ್ರು, ನಾವು ಇದಕ್ಕೆ ಬಂದ್ಬಿಡಿ, ಅವ್ರು ಹೊರಗಡೆ ಕೆಲ್ಸಕ್ಕೆ ಹೋಗ್ತಿದ್ರು ಹಾಸಿಗೆ ಮಾಡ್ಲಿಕ್ಕೆ. ನಾವು ಸ್ವಲ್ಪ ಈಸ ಮಾಡಿದ್ವಿ, ಆಮೇಲೆ ಹೊರಗಡೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಒಂದು ಅಂಗಡಿ ಮಾಡ್ಕೊಂಡಿದ್ದೀವಿ ಅಂತ ಇದ್ದೀವಿ.
10: ಸೊ ನಿಮ್ಮ ತಂದೆಯವರು ಕೂಡ ಇದೇ ಒಂದು ಬಿಸ್ನೆಸ್ ನಡೆಸ್ತಿದ್ರು, ಹಾಗಾಗಿ ಅದೇ ಬಿಸ್ನೆಸ್ ನೀವು ಕಂಟಿನ್ಯೂ ಮಾಡ್ತಿದ್ದೀರಾ?
11: ಅವರು ಹೊರಗಡೆ ಕೆಲಸ ಮಾಡ್ತಿದ್ರು, ನಾವು ಅಂಗಡಿಗೆ ಬಂದು ಜಾಯ್ನ್ ಆದ್ವಿ.
10: ಓಕೆ. ಸೊ ನಿಮ್ದಾದಂತ ಒಂದು ಶಾಪ್ ನ ಇಟ್ಕೊಂಡಿದ್ದೀರಾ?
11: 35 years ಹತ್ತತ್ರ ಬಂತು.
10: ಓ ಸೂಪರ್, ಸುಮಾರು 35 ವರ್ಷ ಆಗಿದೆ. ಓಕೆ ಟಿಪ್ಪು ಸರ್, ಈಗ ನನಗೆ ಮೊದಲನೇದಾಗಿ ನಿಮ್ಮ ಅಂಗಡಿಯ ಪರಿಚಯವನ್ನ ಮಾಡ್ಕೊಡ್ಬೋದ ಸರ್? ಈ ಬಿಸ್ಮಿಲ್ಲಾ ಬೆಡ್ ಮಾರ್ಟ್ ಇಲ್ಲಿ ಏನೆಲ್ಲ ಸರ್ವಿಸಸ್ ಸಿಗುತ್ತೆ?
11: ಇಲ್ಲಿ ಹಾಸಿಗೆ ಮಾಡ್ಕೊಡ್ತೀವಿ, ಬಟ್ಟೆ ಸಿಗುತ್ತೆ, ಹತ್ತಿ ಸಿಗುತ್ತೆ. ಮನೆ ಹತ್ರ ಹೇಳಿದ್ರು, ಮನೆ ಹತ್ರ ಮಾಡ್ಕೊಡ್ತೀವಿ, ಮಾಡ್ಕೊಳಕ್ಕೆ ಜನ ಇದ್ದಾರೆ. ಇಲ್ಲಿಗೆ ತಗೊಂಬಂದ್ರು ಇಲ್ಲೇ ಮಾಡ್ಕೊಡ್ತೀವಿ. ಒಳ್ಳೆ ಕಾಟನ್, ಒಳ್ಳೆ ಕ್ಲಾತು, ಲೇಬರ್ ಕನ್ಫರ್ಮ್ ಆಗಿ ಮಾಡ್ಕೊಡ್ತೀವಿ.
10: ಮುಖ್ಯವಾಗಿ ಹಾಸಿಗೆ ವ್ಯಾಪಾರ, ಕೈಯಲ್ಲಿ ಮಾಡುವಂತಹ ಹಾಸಿಗೆ
11: ಮಾಡುವಂತಹ ವ್ಯಾಪಾರ.
10: ಸರ್, ಇತ್ತೀಚಿನ ದಿನಗಳಲ್ಲಿ ಏನಪ್ಪಾ ಅಂದ್ರೆ, ನೀವೇ ನೋಡ್ಬೋದು ಈ
12: ರೆಡಿಮೇಡ್ ಹಾಸಿಗೆಗಳು ಹೆಚ್ಚಾಗಿ ಬರುತ್ತೆ ಆಯ್ತಾ. ಅದರಲ್ಲೇ ಎಷ್ಟೊಂದು ಕುರ್ಲಾನ್ ಹಾಸಿಗೆ ಅಂತಾನು ಅಥವಾ ಬ್ರ್ಯಾಂಡೆಡ್ ಸ್ಲೀಪ್ವೆಲ್ ಈ ಥರದ್ದೆಲ್ಲ ಇರುತ್ತೆ. ಈ ಕಾಂಪಿಟೇಷನ್ ಮಧ್ಯೆ ನಿಮ್ಮ ಹತ್ರ ಈಗಲೂ ಬಂದು ಜನ ಹಾಸಿಗೆ ಹೊಲಿಸ್ಕೊಳ್ತಾರ ಸರ್?
11: ಹೊಲಿಸ್ಕೊಳ್ತಾರೆ, ಯಾಕಂದ್ರೆ ಒಬ್ಬೊಬ್ಬರಿಗೆ ಅದು ಇದಾಗಲ್ಲ, ಸೆಟ್ ಆಗಲ್ಲ, ಒಬ್ಬೊಬ್ರಿಗೆ ಹೀಟ್ ಆಗತ್ತೆ, ಒಬ್ಬೊಬ್ರಿಗೆ ಅದು ಇದಿಲ್ಲ. ಇದೆಲ್ಲ ಕಾಲದಲ್ಲೂ ಯೂಸ್ ಇದೆ. ಮತ್ತೆ ಕುರ್ಲಾನ್ ಬೆಡ್ ತಗೊಂಡ್ಬಂದು ಮತ್ತೆ ಅದು ಬೇಡ ಅಂತ ತೆಗೆದು ಇಟ್ಟು ತಗೊಂಡೋದ್ರೆ ಎಷ್ಟೋ ಜನ ಇದ್ದಾರೆ. ಹಾಗಾಗಿ ಇದು ಹಳೇದೇನಿದೆ ಅದು ರನ್ನಿಂಗ್ ಹಂಗೆ ಇದೆ, ಸ್ವಲ್ಪ ಕಡಿಮೆ ಆಗಿದೆ. ಅದು ವರ್ಕರ್ಸ್ ವರ್ಕರ್ಸ್

0: ಕಡೆ ಚೆನ್ನಾಗಿ ಮಾಡ್ಬಾರಲ್ಲ, ಹಾಗಾಗಿ ಅದರಿಂದ ಕಂಪ್ಲೇಂಟ್ ಜಾಸ್ತಿ ಇರೋದು. ಅಂಗಡಿಯಲ್ಲಿ ಸ್ವಲ್ಪ ಏನು ಮಾಡ್ತಾರೆ ಅವ್ರು ಅದನ್ನು ಸ್ವಲ್ಪ ಇದು ಮಾಡಿ ಸ್ವಲ್ಪ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಂಗೆ ಮಾಡ್ಕೊಡ್ತಾರೆ ಅಂಗಡಿಯವರು.
1: ಓಕೆ ಸರಿ, ಈಗ ನೀವೇ ಅಂಗಡಿಲೇ ಹೊಲ್ಕೊಡ್ತೀನಿ ಅಂದ್ರಲ್ಲ, ತೊಗೊಂಡೋಗೋರೆಲ್ಲ ಹೇಗೆ ತೊಗೊಂಡೋಗ್ತಾರೆ ಅಂದರೆ ಇಲ್ಲಿಂದ ಬಂದು ಏನಾರು ಟ್ರಾನ್ಸ್ಪೋರ್ಟಲ್ಲಿ ತೊಗೊಂಡೋಗ್ಬೇಕಾ ಅಥವಾ ನೀವೇ ಕಳಿಸ್ಕೊಡ್ತೀರಾ ಇಲ್ಲೇ ಹೊಲಿಸಿದ್ರೆ?
0: ನಾವೇ ಕಳಿಸ್ಕೊಡ್ತೀವಿ, ಒಬ್ಬೊಬ್ರು ಅವರೇ ಬಂದು ಆಡೋದಲ್ಲಿ ತೊಗೊಂಡೋಗ್ತಾರೆ.
1: ಓಕೆ,
0: ನಮ್ಮಲ್ಲಿ ಹೊಸದು ಮಾಡಿದ್ರೆ ನಾವೇ ಕಳಿಸ್ಕೊಡ್ತೀವಿ, ಅವ್ರು ನಮ್ಮ ಜವಾಬ್ದಾರಿ.
1: ಈಗ ಬೆಲೆ ಎಷ್ಟಿದೆ ಸರ್, ಒಂದು ಸಿಂಗಲ್ ಬೆಡ್ ಹಾಸಿಗೆ ಹೊಲಿಸ್ತೀವಿ ಅಂದರೆ ಎಷ್ಟಾಗುತ್ತೆ?
0: ನಾರ್ಮಲ್ ಆಗಿ 650 ಆಗುತ್ತೆ.
1: 650 ಹಾಸಿಗೆಗೆ. ಡಬಲ್ ಬೆಡ್ ಆದರೆ?
0: ಡಬಲ್ ಬೆಡ್ ಆದರೆ 2500
1: ಅಂದ್ರೆ ನಿಮ್ಮದೇ ಹಾಸಿಗೆ ಬಟ್ಟೆ ಎಲ್ಲವೂ ಸೇರಿ ಅಷ್ಟಾಗುತ್ತೆ. ಸಿಂಗಲ್ ಆದ್ರೆ ಕಡಿಮೆ ಆಗುತ್ತೆ, ಒಂದು 650 ರೂಪಾಯಿಗೆಲ್ಲ ಆಗುತ್ತೆ.
0: 650 ರೂಪಾಯಿ ಸಾಧ ಆಗುತ್ತೆ.
1: ಓಕೆ,
0: ಬಾಕ್ಸ್ ಟೇಪ್ ಅಂತ ದಿವಾನ್ ಕಾರ್ಡಲ್ಲಿ 1200 ಆಗುತ್ತೆ,
1: ಆ ಥರ ಆಗುತ್ತೆ. ಓಕೆ ಸರ್, ಹೇಗಿದೆ ವ್ಯಾಪಾರ ಆಗಿದ್ರೆ?
0: ಈಗ ಶ್ರಾವಣ ಎಲ್ಲ ಸ್ವಲ್ಪ ಕಡಿಮೆ ಇದೆ, ಶ್ರಾವಣ ಕಳೆದಾದ್ಮೇಲೆ ಸ್ವಲ್ಪ ಆಗುತ್ತೆ.
1: ಬೇರೆ ಈ ಹಾಸಿಗೆ ಬಿಸ್ನೆಸ್ಗೂ ಕೂಡ ಸೀಸನ್ ಅಂತ ಇರುತ್ತೆ ಸರ್?
0: ಅದಕ್ಕೆ ಮದುವೆ ಸೀಸನ್ ಸ್ವಲ್ಪ ಜಾಸ್ತಿ ಇರುತ್ತೆ.
1: ಒಂದು ದಿನಕ್ಕೆ ಎಷ್ಟು ವ್ಯಾಪಾರ ಮಾಡ್ಬೋದು ಸರ್ ನೀವು?
0: ನಾವು ಅದೇ ಹೇಳಲಿಕ್ಕೆ ಬರಲ್ಲ, 10,000 ಮಾಡ್ಬೋದು, ಒಂದು 4-5 ಹಾಸಿಗೆ ಹೋಗ್ಬೋದು. ಒಂದು ದಿವಸ ಏನಿರಲ್ಲ, ಒಂದು ದಿವಸ 10,000, ಒಂದು ದಿವಸ 15,000, ಒಂದು ಒಬ್ಬೊಬ್ರು ಬಂದು ಒಂದು 10 ಹಾಸಿಗೆ ತೊಗೊಂಡೋಗ್ತಾರೆ.
1: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಟಿಪ್ಪು ಸುಲ್ತಾನ್ ಅವರು ಅವರ ಒಂದು ಹಾಸಿಗೆ ಬಿಸ್ನೆಸ್ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಸುಮಾರು 35 ವರ್ಷದಿಂದ ಕೂಡ ಇವರು ಈ ಒಂದು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಇವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರೋ ಸಾಂಗ್ ಅನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದೀರಾ ಬಿಸ್ನೆಸ್ ಬೆಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಮ್ಮ ದೇಶ ಹೋರಾಟದ ಕಥೆಗಳ, ಸಂಸ್ಕೃತಿಯ ಬಣ್ಣಗಳ ಮತ್ತು ಸಿಹಿಯಾದ ಸಂಬಂಧಗಳ ದೇಶ. ಈ ಸುಂದರ ಭಾರತಕ್ಕೆ ನಮ್ಮ ಹೃದಯಪೂರ್ವಕ ನಮನ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಹಾಗೆ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಾವು ಬಿಸ್ಮಿಲ್ಲಾ ಬೆಡ್ ಮಾರ್ಟ್ ಬಗ್ಗೆ ಮಾತಾಡ್ತಿದ್ವಿ. ಇದರ ಮಾಲೀಕರಾಗಿರುವ ಶ್ರೀಯುತ ಟಿಪ್ಪು ಸುಲ್ತಾನ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಸುಮಾರು 35 ವರ್ಷಗಳಿಂದ ಕೂಡ ಇವರು ಈ ಒಂದು ವ್ಯಾಪಾರವನ್ನ ಮಾಡ್ತಾ ಇದಾರೆ. ಹಾಗಿದ್ರೆ ಇವ್ರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣವಾ. ಟಿಪ್ಪು ಸುಲ್ತಾನ್ ಅವರೇ, ಈಗ ಏನಪ್ಪ ಅಂದ್ರೆ, ನೀವು ಸುಮಾರು ವರ್ಷದಿಂದ ಈ ಒಂದು ವ್ಯಾಪಾರವನ್ನ ಮಾಡ್ತಿದ್ರೆ, ಹಾಗೆ ಇಲ್ಲಿಗೆ ಬರುವಂತ ಗ್ರಾಹಕರು ಹೇಗೆ ಅಂದ್ರೆ ರೆಗ್ಯುಲರ್ ಆಗಿ ಬರ್ತಾ ಇರ್ತಾರಾ ಅಥವಾ ಹೊಸಬ್ರು ಜಾಸ್ತಿನಾ, ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ?
3: ನಮಗೆ ಬರೋ ಅಂತಾರಲ್ಲ, ರೆಗ್ಯುಲರ್ ಒಂದ್ಸಲ ಇದು ಮಾಡಿದ್ರೆ ಬಿಸ್ನೆಸ್ ಮಾಡಿದ್ರೆ ಮತ್ತೆ ಇಲ್ಲಿಗೆ ಬರ್ತಾರೆ.
2: ಸುಮಾರು 35
3: ವರ್ಷದಿಂದ ಮಾಡ್ತಿದೀವಲ್ಲ, ಆಗ ಕನ್ಫರ್ಮ್ ಆಗಿದೆ ಅವರಿಗೆ, ಗ್ಯಾರಂಟಿ ಇರುತ್ತೆ ನಾವು ಒಳ್ಳೆ ಕೆಲಸ ಮಾಡ್ಕೊಡ್ತೀವಿ, ಮತ್ತೆ ಅವ್ರಿಗೆ ಏನೋ ಕಂಪ್ಲೇಂಟ್ ಇಲ್ದಂಗೆ ಮಾಡ್ಕೊಡ್ತೀವಿ ಅಂತ ಅವ್ರಿಗೊಂದು ಗ್ಯಾರಂಟಿ ಇದೆ.
2: ಶಿವಮೊಗ್ಗ, ಬೆಂಗಳೂರು ಹಳ್ಳಿಯಿಂದ ಬರ್ತಾರೆ. ಬೆಂಗಳೂರಿಂದ ಬಂದು ನಿಮ್ಮ ಹತ್ರ ಹಾಸಿಗೆ ಹೊಲಿಸ್ಕೊಂಡು ಹೋಗ್ತಾರಾ ಸರ್?
3: ಬೆಂಗಳೂರು ಬಂದ ಹಾಸಿಗೆ ತಗೊಂಡೋಗ್ತೀವಿ. ಇಲ್ಲಿ ಇರ್ತಾರಲ್ಲ ಅವರು, ಈಗ ಇಲ್ಲಿಂದ ಅಲ್ಲಿಗೆ ಹೋಗ್ಬಿದ್ಮೇಲೆ ಇಲ್ಲಿಂದ ಇಲ್ಲೇ ಚೆನ್ನಾಗಿ ಮಾಡ್ಕೊಡ್ತಾರೆ, ಇಲ್ಲಿಂದ ಮಾಡ್ತಾ ಹೋಗ್ತಾರೆ, ಒಬ್ಬೊಬ್ರಿಗೆ ಮಾಡಿಬಿಟ್ಟು ಬೆಂಗಳೂರಿಗೆ ಕಳ್ಸಿಕೊಡ್ತೀವಿ.
2: ಸೂಪರ್ ಸರ್. ಸೊ ನಮ್ಮ ಶಿವಮೊಗ್ಗದಲ್ಲಿ ನೀವು ಮಾಡುವಂತ ಹಾಸಿಗೆ ಬೆಂಗಳೂರು ತನಕ ಹೋಗುತ್ತೆ ಅನ್ನುವಾಗ ಎಷ್ಟು ಖುಷಿ ಆಗುತ್ತೆ?
3: ಖುಷಿ ಆಗತ್ತೆ ನಮಗೆ,
2: ಖುಷಿ ಆಗುತ್ತೆ.
3: ದುಡ್ಡು ಕರೆಕ್ಟಾಗಿ ಕೊಡ್ತಾರೆ, ಹಂಗೇನಿಲ್ಲ. ನಾವು ಕರೆಕ್ಟಾಗಿ ಇದು ಐಟಮ್ ಒಳ್ಳೆ ಬೆಟ್ ಕೊಟ್ರೆ ಇನ್ನೊಂದ್ಸಲ ಪಕ್ಕದವರು ನೋಡಿ ಮರ್ ಬರ್ತಾರೆ ಅವರು. ಅದೇ ಕಸ್ಟಮರ್ ಸಾಕು ನಮಗೆ, ಮತ್ತು ಹೊಸ ಕಸ್ಟಮರ್ ಜೊತೆ ಬರ್ತಾ ಇರ್ತಾರೆ.
2: ಹಾಗೆ ಟಿಪ್ಪು ಸುಲ್ತಾನ್ ಅವರ, ನಿಮ್ಮ ಕೆಲಸ ನಿಮಗೆ ಎಷ್ಟು ಖುಷಿ ಕೊಡುತ್ತೆ?
3: ನಮಗೆ ಕೆಲಸ ಆದರೆ ಇದ ವ್ಯಾಪಾರ ಆದರೆ ಖುಷಿ ಕೊಡುತ್ತೆ. ಒಂದೊಂದ್ಸಲ ಬಿಸ್ನೆಸ್ ಇಲ್ಲ ಅಂದರೆ ಸ್ವಲ್ಪ ಬೇಜಾರಾಗತ್ತೆ, ಅಷ್ಟೇ. ಒಟ್ಟು ಟೈಮು ಪಿಕಪ್ ಆಗತ್ತೆ, ನಮಗೇನು ಬೇಜಾರಾಗಲ್ಲ ಅಂಗಡಿಗೆ ಬಂದರೆ.
2: ಸೊ ಈ ಒಂದು ಬಿಸ್ಮಿಲ್ಲಾ ಬೆಡ್ ಮಾರ್ಟ್ ಏನಿದೆ, ಎಷ್ಟೊತ್ತಿಗೆ ಪ್ರಾರಂಭ ಆಗಿ ಎಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ?
3: ಬೆಳಿಗ್ಗೆ 11:00 ರಾತ್ರಿ 9:00 ಇರ್ತೀವಿ.
2: ಬೆಳಿಗ್ಗೆ 11:00 ರಾತ್ರಿ 9:00. ಸರ್, ನೀವು ಮತ್ತೆ ತಿಂಡಿ ಊಟ ಎಲ್ಲ?
3: ತಿಂಡಿ ಊಟ ಎಲ್ಲ ಒಮ್ಮೆ ಮಧ್ಯಾಹ್ನ ಮನೆಗೆ ಹೋಗ್ತೀವಿ, ಇಲ್ಲ ಅಂದ್ರೆ ಮಧ್ಯಾಹ್ನ ಇಲ್ಲೇ ಮಾಡ್ಕೊಳ್ತೀವಿ.
2: ಇಲ್ಲೇ ಮಾಡ್ಕೊಳ್ತೀವಿ. ಓಕೆ, ನಿಮ್ಮ ಈ ಬಿಸ್ನೆಸ್ಗೆ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ?
3: ಫ್ಯಾಮಿಲಿ ಸಪೋರ್ಟ್ ಯಾರಿಲ್ಲ, ನಾವು ಒಬ್ಬರೇ ಇದ್ದೀವಿ, ನಮ್ಮ ಮಗ ಇದ್ದಾರೆ, ಅವರೆಲ್ಲ ಇದ್ದಾರೆ, ಓದ್ಬಿಟ್ಟು ಬೇರೆ ಕೆಲಸದೊಳಗಿದ್ದಾರೆ.
2: ಯಾಕಂದ್ರೆ ನಿಮ್ಮ ತಂದೆಯವ್ರು ನಡೆಸಿದ ಬಿಸ್ನೆಸ್ ನೀವು ನಡೆಸಿದ್ರೆ, ಈಗ ನೆಕ್ಸ್ಟ್ ನಿಮ್ಮ ಮಗ ನಿಮ್ಮ ಬಿಸ್ನೆಸ್ ನಡೆಸಲ್ವಂತ?
3: ನಡೆಸ್ತಾರ ಇಲ್ಲ ಗೊತ್ತಿಲ್ಲ, ನಡೆಸ್ಬೋದು, ಅವ್ರಿಗೆಲ್ಲ ಬರುತ್ತೆ. ನಮ್ಮ ಮಗ ಸಣ್ಣವನೊಬ್ಬ ಇದ್ದಾನೆ, ಅವ್ರಿಗೆ ಬರುತ್ತೆ.
2: ಓಕೆ,
3: ಅವ್ನು ಕಲ್ತಿದ್ದಾನೆ ಆದರೂ ಬರ್ತಾ ಇಲ್ಲ, ಈಗ ಬೇರೆ ಬಿಸ್ನೆಸ್ಸಿಗೆ ಹೋಗ್ತಾ ಇದ್ದಾನೆ.
2: ಓಕೆ ಸರ್, ಹಾಗೆ ಈ ಒಂದು ಹಾಸಿಗೆ ಬಿಸ್ನೆಸ್ ಅಂತ ಹೇಳುವಾಗ ಈ ಹಾಸಿಗೆ ಹೊಲಿಯುವಾಗೆಲ್ಲ ತುಂಬ ಡಸ್ಟ್ ಬರುತ್ತೆ, ಆರೋಗ್ಯದ ಮೇಲೆ ಸಮಸ್ಯೆ ಕೂಡ ಆಗುತ್ತೆ, ಇದನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಸರ್?
3: ನಾವು ಇಷ್ಟು ವರ್ಷ ಬ್ಯಾಲೆನ್ಸ್ ಮಾಡ್ಕೊಂಬಂದಿದ್ದೀವಲ್ಲ, ಏನಾಗಲ್ಲ
2: ಮಾಸ್ಕ್ ಏನು ಹಾಕೊಳ್ಳಲ್ವಾ?
3: ಮಾಸ್ಕ್ ಹಾಕೊಳ್ಳಿ, ಕೆಲಸ ಮಾಡುವಾಗ ಒಂದು 1/2 ಗಂಟೆ 1 ಗಂಟೆ ಮಾಸ್ಕ್ ಹಾಕೊಂತೀವಿ ಅಷ್ಟೇ, ಮತ್ತು ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಅದರಲ್ಲಿ ನಮ್ಮವ್ರು ಇದಾರಲ್ಲ, ಕುಡಿಯೋದು ಪಡೆಯೋದು ಬಿಡಿ ಕುಡಿಯೋದು ಮಾಡ್ತಾರಲ್ಲ, ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಬರೀ ಇದು ಒಂದೇ ಇದ್ರೆ ಏನಾಗಲ್ಲ, ಏನಾಗಲ್ಲ, ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ನನಗೆ ಅನಿಸಿದಂಗೆ ಕಾಟನ್ನಿಂದ, ಕಾಟನಲ್ಲಿ ಕರೆಕ್ಟಾಗಿ ಏನು ಡೈಲಿ ಪೂರ ಮಾಡಲ್ಲ, ದಿವಸ ಒಂದು 2-3 ಅವರ್ ಮಾಡ್ತಾರೆ, ಮತ್ತು ದಿನ ಫುಲ್ ರೆಸ್ಟು ಅಷ್ಟೇ, ಹಾಗಾಗಿ ಫ್ರೀ ಆಗಿರ್ತಾರೆ. ಈ ಕುಡಿಯೋದು ಮಾಡೋದ್ರಿಂದ ಅವರಿಗೆಲ್ಲ ಹುಷಾರಿರಲ್ಲ, ಮತ್ತೇನಾರು ಪ್ರಾಬ್ಲಮ್ ಇರುತ್ತೆ ಅಷ್ಟೇ.
2: ಸರ್, ಈ ಒಂದು ಹಾಸಿಗೆ ವ್ಯಾಪಾರ ಬಿಸ್ನೆಸ್ ಪ್ರಾರಂಭ ಮಾಡೋದಕ್ಕೆ ಮುಖ್ಯವಾಗಿ ಏನೆಲ್ಲ ಬೇಕಾಗುತ್ತೆ ಸರ್?
3: ವ್ಯಾಪಾರ ಮಾಡಲಿಕ್ಕೆ ಹತ್ತಿ ಬಟ್ಟೆ ಮುಖ್ಯವಾಗಿ ಬೇಕು, ಹತ್ತಿನೂ ಮುಖ್ಯವಾಗಿ ಬೇಕು, ಅದು ಹತ್ತಿ ಬಟ್ಟೆ ಮಿಷಿನ್ ಬೇಕು, ಮಿಷಿನ್ ಅಂತೂ ಬೇಕು, ಮತ್ತೆ ಅದಕ್ಕೆ ಗೋಡನ್ ಇರಬೇಕು, ಮತ್ತೆ ನಾವು ಅದು ವರ್ಕ್ ಮಾಡಲಿಕ್ಕೆ ಅದಕ್ಕೆ ಮಿಷಿನ್ ಇರಬೇಕು.
2: ಸ್ನೇಹಿತರೆ, ಟಿಪ್ಪು ಸುಲ್ತಾನ್ ಅವರು ಅವರ ಒಂದು ಹಾಸಿಗೆ ವ್ಯಾಪಾರದ ಬಗ್ಗೆ ಮಾತಾಡ್ತಾ ಇದ್ರ ಜೊತೆಗೆ, ಹಾಸಿಗೆ ವ್ಯಾಪಾರವನ್ನ ಪ್ರಾರಂಭ ಮಾಡ್ತೀವಿ ಅಂದ್ರೆ ಮುಖ್ಯವಾಗಿ ಏನೆಲ್ಲ ಬೇಕಾಗತ್ತೆ, ಹೇಗೆ ಬಿಸ್ನೆಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ತಾ ಇದ್ರು. ಸೊ ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬನ್ನಿ. ನೀವ್ ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಮ್ಮ ದೇಶ ಹೋರಾಟದ ಕಥೆಗಳ, ಸಂಸ್ಕೃತಿಯ ಬಣ್ಣಗಳ ಮತ್ತು ಸಿಹಿಯಾದ ಸಂಬಂಧಗಳ ದೇಶ. ಈ ಸುಂದರ ಭಾರತಕ್ಕೆ ನಮ್ಮ ಹೃದಯಪೂರ್ವಕ ನಮನ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
2: ಎಸ್, ವೆಲ್ಕಮ್ ಬ್ಯಾಕ್. ಸೂಪರ್ ಆಗಿರೋ ಸಾಂಗ್ ಏನೋ ಕೇಳ್ಕೊ ಬಂದ್ರಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜಿ ಅರ್ಪಿತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕೇಳುಗರೆ, ಪ್ರತಿ ಒಂದು ಬಿಸ್ನೆಸ್ ಅಲ್ಲೂ ಕೂಡ ಅದರದೇ ಆದಂತಹ ಚಾಲೆಂಜಿಂಗ್ ಇರುತ್ತೆ. ಜೊತೆಗೆ ಬಿಸ್ನೆಸ್ ಮ್ಯಾನ್ ಗಳು ಆ ಚಾಲೆಂಜಿಂಗ್ ಅಲ್ಲಿ ಸಕ್ಸಸ್ ಅನ್ನ ಹುಡುಕ್ತಾ ಇರ್ತಾರೆ. ಹೀಗೆಲ್ಲ ಇರುವಾಗ ಇವತ್ತಿನ ಕಾರ್ಯಕ್ರಮದಲ್ಲಿ ಬಿಸ್ಮಿಲ್ಲಾ ಬೆಡ್ ಮಾರ್ಟ್ ಬಗ್ಗೆ ಮಾತಾಡ್ತಿದ್ವಿ. ಇದೊಂದು ಹಾಸಿಗೆ ವ್ಯಾಪಾರ. ಇದರ ಮಾಲೀಕರಾಗಿರುವ ಟಿಪ್ಪು ಸುಲ್ತಾನ್ ಅವರು ಸುಮಾರು 35 ವರ್ಷದಿಂದ ಕೂಡ ಇದೇ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಅವರ ಜೊತೆ ಇನ್ನೊಂದಿಷ್ಟು ಕುತೂಹಲಕಾರಿ ವಿಷಯಗಳು ಮಾತಾಡೋದು ಬಾಕಿ ಇದೆ. ಮಾತುಕತೆಯನ್ನ ಮುಂದುವರೆಸೋಣವಾ. ಟಿಪ್ಪು ಸುಲ್ತಾನ್ ಅವರೇ, ಈಗ ಮುಖ್ಯವಾಗಿ ಹಾಸಿಗೆಯನ್ನ ಹೊಲಿತೀವಿ ಅನ್ನುವಾಗ ಹತ್ತಿ ಅನ್ನೋದು ಬೇಕಾಗುತ್ತೆ ಆಯ್ತಾ. ಹೀಗಿದ ಮೇಲೆ ಈ ಹತ್ತಿಗಳನ್ನೆಲ್ಲ ಎಲ್ಲರಿಂದ ತರಿಸ್ತೀರಾ, ಅದ್ರ ಬಗ್ಗೆ ಹೇಳ್ಬಹುದಾ?
3: ಇವಾಗೆಲ್ಲ ಬರ್ತಿರೋದೆಲ್ಲ ತಮಿಳ್ನಾಡಿಂದ ಬರುತ್ತೆ. ಇಲ್ಲಿ ಹೋಲ್ಸೇಲ್ ಒಬ್ರು ಕೊಡೋರಿದ್ದಾರೆ, ಅವ್ರು ಕೊಡ್ತಾರೆ ನಮಗೆ ಅರ್ಜೆಂಟಿಗೆ. ಇಲ್ಲ, ಮುಂಚೆ ಎಲ್ಲ ಚಿತ್ರದುರ್ಗ ದಾವಣಗೆರೆ ಇತ್ತು, ಈಗೆಲ್ಲ ಕಂಪ್ನಿಗಳೆಲ್ಲ ಬಂದಾಗ್ಬಿಟ್ಟಿದ್ದಾವೆ. ಯಾವ ಇಲ್ಲ ಕಂಪ್ನಿಗಳಿಗೆ, ಅಷ್ಟಕ್ಕಷ್ಟೇ ಅಲ್ಲಿ ಅಲ್ಲಕ್ಕಿನ ಅಲ್ಲೇ ಕಮ್ಮಿ ತಮಿಳ್ನಾಡಿನಲ್ಲಿ.
2: ಸರ್, ಕ್ವಾಲಿಟಿ ಹೇಗಿರುತ್ತೆ ಈ ಹತ್ತಿಯಲ್ಲೂ ಕೂಡ? ಎರಡು ಮೂರು ತರ ಕ್ವಾಲಿಟಿ ಇರುತ್ತಾ? ಹೇಗೆ
3: ಹತ್ತಿಯಲ್ಲಿ ಎರಡು ಮೂರು ತರ ಇರುತ್ತೆ.
2: ನೀವು ತರಿಸುವಾಗ್ಲೂ ಕೂಡ ಎರಡು ಮೂರು ತರ ಕ್ವಾಲಿಟಿ ತರಿಸ್ತೀರಾ?
3: ಮೂರು ತರ ಕ್ವಾಲಿಟಿ ತರಿಸ್ತೀವಿ. ಅದರಲ್ಲಿ ಎರಡು ಮೂರು ತರ ಒಳ್ಳೆ ಕ್ವಾಲಿಟಿ ಹಾಕಿದ್ರೆ ಚೆನ್ನಾಗಿರುತ್ತೆ.
2: ನಿಮ್ಮ ಈ ಒಂದು 35 ವರ್ಷದ ಬಿಸ್ನೆಸ್ ಜರ್ನಿ ಏನಿದೆ ಅದರಲ್ಲಿ ಯಾವತ್ತೊಂದಿನ ತುಂಬಾ ಖುಷಿ ಆಯ್ತು, ಪರವಾಗಿಲ್ಲ ನಮ್ಮ ಅಪ್ಪ ಮಾಡ್ತಿದ್ ಬಿಸ್ನೆಸ್ ನಾನು ನಡೆಸ್ತಾ ಇರೋದಕ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಸರ್?
3: ಇವಾಗ 10 ವರ್ಷದಿಂದ ಸಿಕ್ಕಿದೆ ಅಷ್ಟೇ ನಮಗೆ.
2: 10 ವರ್ಷದಿಂದ
3: ಚೆನ್ನಾಗ್ ವ್ಯಾಪಾರ ಆಗಿದೆ. ಅಲ್ಲಿ ತನಕ ನಮಗೆ ಇದಾಗಿಲ್ಲ, ಏನಾದ್ರೂ ಅಲ್ಲಿಗೆ ನೇರ ಆಯ್ತು, ಮತ್ತೆ ಏನು ಅಷ್ಟು ಕನ್ಫರ್ಮ್ ಆಗಿಲ್ಲ. ಈಗ 10 ವರ್ಷ ಮೇಲೆ ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ. ನಾವು ಸ್ವಲ್ಪ ಇದು ಮಾಡ್ಕೊಂಡು ಬಿಸ್ನೆಸ್ ಒಳಗೆ ಚೆನ್ನಾಗಿ ಹೋಗಿದೆ. ನಿಮ್ಮ ಮಕ್ಕಳಿಗೆಲ್ಲ ಓದಿಸಿ, ಮಕ್ಕಳಿಗೆ ಓದಿಸ್ಬಿಟ್ಟು ಇಂಜಿನಿಯರ್ ಮಾಡಿದ್ವಿ ಒಂದಿಬ್ಬರಿಗೆ. ಹಾಗಾಗಿ ಪರವಾಗಿಲ್ಲ, ನಮ್ಮ ಮಗಳೊಬ್ಬಳು ಇಂಜಿನಿಯರ್ ಓದ್ತಾಳೆ, ದೊಡ್ಡವರೊಬ್ಬ ಇಂಜಿನಿಯರ್ ಜಾಬಲ್ಲಿ ಇದ್ದಾನೆ, ಹಾಗಾಗಿ ಪರವಾಗಿಲ್ಲ.
2: ಸೊ ಇದೇ ಒಂದು ಹಾಸಿಗೆ ವ್ಯಾಪಾರದಿಂದನೇ ಮಗಳಿಗೆ ಇಂಜಿನಿಯರಿಂಗ್ ಓದಿಸಿ ಮಗಂಗೂ ಕೂಡ ಒಳ್ಳೆ ಕೆಲಸ ಕೊಡ್ಸಿದ್ದೀರಾ?
3: ಕೆಲಸ ಕೊಡ್ಸಿದ್ವಿ, ಹಾಗಾಗಿ ಆಗೋ ಪರವಾಗಿಲ್ಲ.
2: ಸರ್, ಹೊಸದಾಗಿ ಯಾರಾದರೂ ಈ ರೀತಿ ಒಂದು ಹಾಸಿಗೆ ವ್ಯಾಪಾರ ಶುರು ಮಾಡಬೇಕು ಅಂತ ಇರ್ತಾರೆ, ಅಂಥವ್ರಿಗೆ ಏನು ಸಲಹೆ ಕೊಡ್ತೀರಾ ಸರ್? ನೀವು
3: ಮಾಡ್ಬೋದು, ಅದಕ್ಕೆ ಕರೆಕ್ಟಾಗಿ ಮಾಡಲ್ಲ ಅಷ್ಟೇ, ಅವರಿಗೆಲ್ಲ ಅನುಭವ ಇರ್ಬೇಕು. ಸ್ವಲ್ಪ ಅನುಭವ ಇದ್ರೆ ಮಾಡ್ಬೋದು, ಮಾಡೋದೇನಿಲ್ಲ.
2: ಅನುಭವ ಬೇಕು ಕೆಲಸ ಮಾಡೋದಕ್ಕೆ.
3: ಸ್ವಲ್ಪ ಅನುಭವ ಇದ್ರೆ ಬೆಟ್ರು, ಬೇರೆಯವ್ರಿಗೆ ನಂಬ್ಕೊಂಡು ಮಾಡೋಕ್ಕಾಗಲ್ಲ, ಕಷ್ಟ ಇದೆ.
2: ಸರ್, ಇದು ಹಾಸಿಗೆ ವ್ಯಾಪಾರಕ್ಕೆ ಸರಿ ಹೋಯ್ತು. ಈಗಿನ ಯಂಗ್ ಜನರೇಷನ್ ಅವರು ಈಗ ತಾನೇ ಎಜುಕೇಶನ್ ಮುಗಿಸಿರ್ತಾರೆ, ಹೊಸದಾಗಿ ಏನೋ ವ್ಯಾಪಾರ ಮಾಡಬೇಕು ಅಂತಿರ್ತಾರೆ. ಬರೀ ಹಾಸಿಗೆ ವ್ಯಾಪಾರ ಅಲ್ಲ, ಯಾವುದೇ ವ್ಯಾಪಾರ ಮಾಡಿದ್ರು ಕೂಡ ಅವರು ಒಂದಿಷ್ಟು ಅಂಶವನ್ನು ತಲೆಯಲ್ಲಿ ಇಟ್ಕೋಬೇಕು ಅನ್ನೋದಾದರೆ ಯಾವ ಅಂಶವನ್ನು ಗಮನದಲ್ಲಿ ಇಟ್ಕೋಬೇಕು ಸರ್?
3: ಅನುಭವ ಇರಬೇಕು ಅಷ್ಟೇ. ಸ್ವಲ್ಪ ಅದ್ರ ಬಗ್ಗೆ ಮಾರ್ಕೆಟಿಂಗ್ ಮಾಡಿ ಆಮೇಲೆ ಮಾಡೋದು ಒಳ್ಳೇದು ಅನಿಸುತ್ತೆ ನನಗೆ. ಸುಮ್ಮನೆ ಯಕ್ದಮ್ಮು ಕೈ ಹಾಕಿದ್ರೆ ಸುಟ್ಕೊಂಡು ಹೋಗ್ಬಿಡ್ತಾರೆ, ಯಾಕಂದ್ರೆ ಜಲ್ದಿ ಅಷ್ಟು ಬೇಗ ರನ್ನಿಂಗ್ ಆಗಲ್ಲ.
2: ಓಕೆ, ಹಾಗಾಗಿ ಸ್ವಲ್ಪ ಆದ್ರೂ ಅನುಭವ ಇರಬೇಕು.
3: ಅನುಭವ ಇದ್ದಷ್ಟು ಒಳ್ಳೇದು
2: ಸರ್. ಹಾಗೇನೆ ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮ್ಯಾನ್ ಅಥವಾ ವ್ಯಾಪಾರಿಗೆ ಇರಬೇಕಾದಂತ ಒಂದಿಷ್ಟು ಗುಣಲಕ್ಷಣಗಳು ಅಂದ್ರೆ ಏನಿರಬೇಕು ಸರ್?
3: ಒಳ್ಳೆ ಕ್ವಾಲಿಟಿ ಕೊಡ್ಬೇಕು, ಮತ್ತು ಅವರಿಗೆ ಕಸ್ಟಮರ್ ಬೇಜಾರಾಗಂತದ್ದು ಇದ್ ಮಾತಾಡಬಾರ್ದು, ಒಳ್ಳೆ ಮಾತಾಡ. ಅವ್ರು ಸಿಟ್ಟು ಬರಕ್ ಮಾತಾಡಿದ್ರು ನಾವು ಇದ್ ಮಾಡಬಾರ್ದು, ತಾಳ್ಮೆ ಇರಬೇಕು. ಆ ರೀತಿ ಮಾಡ್ಕೊಂಡು ಹೋದ್ರೆ ಕಸ್ಟಮರಿಗೆ ಉಳಿಸ್ಕೊಂಡು ಹೋದ್ರೆ ಅವರಿಂದ 4 ಜನ ಕಸ್ಟಮರ್ ಬರ್ತಾರೆ, ಅವ್ರದ್ದು ಸ್ವಲ್ಪ ಚೆನ್ನಾಗಿ ಇದಾಗತ್ತೆ, ರನ್ನಿಂಗ್ ಆಗತ್ತೆ, ಬೇಗ ರನ್ನಿಂಗ್ ಆಗತ್ತೆ.
2: ಸೂಪರ್. ಟಿಪ್ಪು ಸುಲ್ತಾನ್ ಅವರೇ, ನಿಮ್ಮ ಸಮಯನ ಬಿಡು ಮಾಡ್ಕೊಂಡು ನಿಮ್ಮ ಬಿಸ್ನೆಸ್ ಜರ್ನಿ ಬಗ್ಗೆ ಒಳ್ಳೆ ಮಾಹಿತಿನ ಕೊಟ್ರಿ, ನಿಮಗೆ ಆತ್ಮೀಯ ಧನ್ಯವಾದಗಳು ಸರ್.
3: ಆಯ್ತು ಮೇಡಮ್, ಥ್ಯಾಂಕ್ಸ್.
2: ಆಲ್ ರೈಟ್, ಕೇಳಿದ್ರಲ್ಲ ಸ್ನೇಹಿತರೆ, ಹಾಸಿಗೆ ವ್ಯಾಪಾರಿ ಆದಂತಹ ಟಿಪ್ಪು ಸುಲ್ತಾನ್ ಅವರು ಅವರ 35 ವರ್ಷದ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಹಾಗೆ ಅವ್ರು ಹೇಳ್ತಾ ಇದ್ರು, ಈ ಒಂದು ವ್ಯಾಪಾರದಿಂದಲೇ ನಾನು ನನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸಿದ್ದೀನಿ, ಒಳ್ಳೆ ಕೆಲಸವನ್ನ ಕೊಡಿಸಿದ್ದೀನಿ ಅಂತ. ಖಂಡಿತವಾಗ್ಲೂ ಎಲ್ಲ ಬಿಸ್ನೆಸ್ ಅಲ್ಲಿ ಕೂಡ ಯಶಸ್ಸನ್ನ ಕಾಣ್ಬೋದು, ಆದ್ರೆ ಅದರ ಹಿಂದೆ ನಮ್ಮ ಪರಿಶ್ರಮ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಅಲ್ವಾ? ನಾವು ಟಿಪ್ಪು ಸುಲ್ತಾನ್ ಸರ್ ನೋಡುವಾಗ ಕೂಡ ಅಷ್ಟೇ, ಅವ್ರಿಗೆ ಸ್ವಲ್ಪ ವಯಸ್ಸಾಗಿದೆ, ಆದರೆ ಅವರು ಮಾಡುವಂಥ ಕೆಲಸಕ್ಕೆ ಯಾವುದೇ ರೀತಿ ವಯಸ್ಸಾಗಿಲ್ಲ. ಈಗಲೂ ಕೂಡ ಅಷ್ಟೇ ಶ್ರದ್ಧೆಯಿಂದ, ಅಷ್ಟೇ ಉತ್ಸಾಹದಿಂದ ಕೆಲಸವನ್ನು ಮಾಡ್ತಾ ಇದ್ರು. ಹಾಗಿದ್ರೆ ಈ ಒಂದು ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಹಾಗಿದ ಮೇಲೆ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕೂಡ 9686096279 ಈ ಒಂದು ಸಂಖ್ಯೆಗೆ ಕಳಿಸಿ. ಹಾಗೆ ನಿಮಗೂ ಕೂಡ ಉತ್ತಮವಾದ ಹಾಸಿಗೆಯನ್ನ ಹೋಲಿಸಬೇಕು ಅನ್ನೋ ಒಂದು ಐಡಿಯಾ ಇದ್ರೆ ನಮ್ಮ ಶಿವಮೊಗ್ಗದ ಗಾಂಧಿ ಬಜಾರ್ನಲ್ಲಿರುವಂತಹ ಬಿಸ್ಮಿಲ್ಲಾ ಬೆಡ್ ಮಾರ್ಟಿಗೆ ಒಂದ್ಸರಿ ವಿಸಿಟ್ ಮಾಡಿ. ಸೊ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಯಾವಾಗ್ಲೂ ಖುಷಿಯಾಗಿರಿ, ನಗ್ತಾ ಇರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
2: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
2: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
1: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
2: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
2: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ, ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686279 6860969629. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತಾಡೋದಕ್ಕಿರುವಂತಹ ಇವರು ಮೂಲತಃ ಮಂಗಳೂರಿನವರು, ಮಂಗಳೂರಿನ ಬಿಟ್ಟು ಉಡುಪಿ ಜಿಲ್ಲೆಗೆ ಬರ್ತಾರೆ. ಸೊ ಉಡುಪಿ ಜಿಲ್ಲೆಗೆ ಬಂದು ನಂತರದಲ್ಲಿ ಅಲ್ಲಿ ಒಂದು ಜಮೀನನ್ನು ಖರೀದಿ ಮಾಡಿ ಆಮೇಲೆ ಕೃಷಿನಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ಬೇಕು ಅಂತ ಹೇಳಿ ಕೃಷಿಯನ್ನು ಆರಂಭ ಮಾಡ್ತಾರೆ. 6 ಎಕರೆ ಜಮೀನನ್ನ ತಗೊಂಡು ಅಲ್ಲಿ ಕೃಷಿಯನ್ನು ಆರಂಭ ಮಾಡಿ ಸಮಗ್ರ ಕೃಷಿ ಬೆಳೆಗಳನ್ನು ಮಾಡ್ತಾರೆ. ಅದರ ಜೊತೆಗೆ ಇಷ್ಟಕ್ಕೆ ಸೀಮಿತವಾಗಬಾರ್ದು ಅಂತ ಹೇಳಿ ಹೈನುಗಾರಿಕೆಯನ್ನು ಕೂಡ ಆರಂಭ ಮಾಡ್ತಾರೆ. ಯಾವುದೇ ರೀತಿಯ ಕೃಷಿಯನ್ನು ಮಾಡ್ತಿದ್ದೀವಿ ಅಂತಂದಾಗ ಕೃಷಿನಲ್ಲಿ ಒಂದಷ್ಟು ಅನುಭವಗಳು ಬೇಕಾಗುತ್ತೆ. ಸೊ ಸಮಗ್ರ ಕೃಷಿಯನ್ನು ಮಾಡಬೇಕು ಅಂತ ಅಂದಾಗ ಅವರು ಕೂಡ ಆರಂಭದ ದಿನಗಳಲ್ಲಿ ಕಷ್ಟಪಟ್ಟಿದ್ದಾರೆ. ಹಾಗೆ ಯಾವೆಲ್ಲ ಬೆಳೆಗಳನ್ನ ಮಾಡ್ಬೋದು, ಏನೇನು ಬೆಳೆಗೆ ಮಾಡಿದ್ರೆ ಈ ಭೂಮಿನಲ್ಲಿ ಬರುತ್ತೆ, ಮತ್ತು ಬೆಳೆಗಳನ್ನ ಯಾವ ರೀತಿಯಲ್ಲಿ ಯಾವ ಪದ್ಧತಿನಲ್ಲಿ ಮಾಡಬೇಕಾಗತ್ತೆ, ಈ ಥರದ ಎಲ್ಲ ವಿಚಾರಗಳನ್ನ ಅವರು ಅನುಭವಸರಿಂದ ಹಾಗೆ ಎಲ್ಲ ಸುತ್ತಮುತ್ತ ಇರುವಂತಹ ರೈತರಿಂದ ತಿಳ್ಕೊಂಡು ಕೃಷಿಯನ್ನು ಆರಂಭ ಮಾಡ್ತಾರೆ. ಸೊ ಕೃಷಿನಲ್ಲಿ ಉತ್ತಮವಾದಂತಹ ಬೆಳೆಗಳನ್ನು ಮಾಡ್ಕೊಳ್ತಾ ಜೊತೆಗೆ ಇಳುವರಿನ ಕೂಡ ಪಡ್ಕೊಳ್ತಾ ಇರ್ತಾರೆ. ಹಾಗೆ ಕೃಷಿಗೆ ಪೂರಕವಾಗಿ ಕೂಡ ಹೈನುಗಾರಿಕೆಯನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹೈನುಗಾರಿಕೆ ಕಡೆಗೆ ತಮ್ಮ ಮನಸ್ಸನ್ನು ಕೊಟ್ಟು ಹೈನುಗಾರಿಕೆಯನ್ನು ಕೂಡ ಆರಂಭ ಮಾಡ್ತಾರೆ. ಹೈನುಗಾರಿಕೆಯಲ್ಲಿ ಹಸು, ಕೋಳಿ, ಮೀನು ಸಾಕಾಣಿಕೆ ಮತ್ತು ಮೇಕೆ ಸಾಕಾಣಿಕೆಯನ್ನು ಆರಂಭ ಮಾಡ್ತಾರೆ. ಇದರಲ್ಲಿ ಕೂಡ ಅವರು ಖುಷಿಯನ್ನು ಕಾಣ್ತಾ ಅವರ ಜೀವನವನ್ನು ಸಾಗಿಸ್ತಿದ್ದಾರೆ. ಸೊ ಹೀಗೆ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡಾಗ ಕೃಷಿನಲ್ಲಿ ಯಾವುದೇ ರೀತಿಯ ಲಾಸ್ ಆಗೋದಿಲ್ಲ, ಮತ್ತು ಕೃಷಿನಲ್ಲಿ ಕೂಡ ಒಂದು ಖುಷಿ ಸಿಗುತ್ತೆ ಅನ್ನೋದು ಇವರ ಮಾತು. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸಮಗ್ರ ಕೃಷಿಯ ಜೊತೆಗೆ ಹೈನುಗಾರಿಕೆಯನ್ನು ಯಾವ ರೀತಿಯಲ್ಲಿ ಅಳವಡಿಸ್ಕೊಂಡ್ರು, ಹೈನುಗಾರಿಕೆಯ ಆರಂಭದ ದಿನಗಳು ಹೇಗಿತ್ತು, ಮತ್ತು ಹೈನುಗಾರಿಕೆ ಮಾಡೋಕ್ಕಿಂತ ಮುಂಚೆ ಏನೆಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಕೋಬೇಕು, ಮತ್ತು ಹೈನುಗಾರಿಕೆಯ ಆರಂಭದ ದಿನಗಳ ಬಗ್ಗೆ ಅವರ ಹತ್ರ ಮಾತಾಡೋಣ. ಹಾಗಾದರೆ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ

0: ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿದ್ದಾರೆ ಉಡುಪಿ ಜಿಲ್ಲೆಯ ಸುಬ್ಬಣ್ಣ ಅವರು. ಮನೆ ಹಾಗಿದ್ರೆ ಸುಬ್ಬಣ್ಣ ಅವರ ಹೈನುಗಾರಿಕೆ, ಅವರ ಕೃಷಿ ಹೇಗಿದೆ ಅನ್ನೋದನ್ನ ಅವರ ಹತ್ರನೇ ಕೇಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್ ಮೊದಲನೇದಾಗಿ ನಿಮ್ಮ ಹೈನುಗಾರಿಕೆಯ ಆರಂಭದ ದಿನಗಳು ಹೇಗಿತ್ತು ಮತ್ತೆ ಯಾವ್ಯಾವ ತಳಿಯ ಹಸುಗಳನ್ನ ಸಾಕಾಣಿಕೆ ಮಾಡಿದ್ರ, ಜೊತೆಗೆ ಹೈನುಗಾರಿಕೆಯಲ್ಲಿ ಇನ್ನು ಏನೆಲ್ಲ ಅಳವಡಿಸ್ಕೊಂಡಿದ್ದೀರಾ ಇದ್ರ ಬಗ್ಗೆ ಹೇಳ್ಬೋದು ಸರ್?
1: ಒಂದು 8 ವರ್ಷದಿಂದ ಹೈನುಗಾರಿಕೆಯನ್ನು ಆರಂಭಿಸಿದ್ದೇನೆ. ಇದು ಹೈನುಗಾರಿಕೆಯನ್ನು ನಾನು ಸ್ಟಾರ್ಟಿಂಗ್ ಮಾಡಿದೆ ಒಂದು 2 ಹಸುವಿಂದ. HF ಹಸುವನ್ನು ತಗೊಂಡು ಬಂದಿದ್ದೆ ನಾನು ಶಿವಮೊಗ್ಗದಿಂದ, ಅದರಿಂದ ನಾನು ಪ್ರಾರಂಭಿಸಿದ್ದು. ಮತ್ತೆ ಒಂದು ವರ್ಷ ನಂತರ ಮತ್ತೆ ಒಂದು 6 ತಮಿಳ್ನಾಡು ಈರೋಡಿಂದ ನಾನೊಂದು 6 ದನ ಪರ್ಚೇಸ್ ಮಾಡಿದೆ. ಒಟ್ಟು 8 ದನದಿಂದ ನಾನು ಒಂದು ಮಿನಿ ಡೈರಿಯನ್ನು ಸ್ಥಾಪನೆ ಮಾಡಿದ್ದೇನೆ. ಅದರಲ್ಲಿ ನಾನು ಸಾಧಾರಣ ಮತ್ತೆ ನಾನು ಯಾವುದು ದನನು ಹೊರಗಿಂದ ತಂದದಿಲ್ಲ. ಈಗ ನನ್ನ ಹತ್ರ ಸಾಧಾರಣ ಒಂದು 40 ದನ ಇದೆ. 40 ಅಂದರೆ ಅದರಲ್ಲಿ 12 ಹಾಲು ಕರುವೆ ಅಂಥದ್ದು, ಹಾಗೆ ಕಡಸಿದೆ. ಕಡಸು ಅಂದರೆ ಒಂದು 3 ಈಗ ಪ್ರೆಗ್ನೆಂಟ್ ಆಗುವಂಥದ್ದೆಲ್ಲ ಇದೆ, ಅದು ಒಂದು 6-7 ಇದೆ. ಹಾಗೆ ಟೋಟಲ್ ಆಗಿ ನನ್ನ ಹತ್ರ ಒಂದು 35-40 ದನ ಈಗ ಪ್ರೆಸೆಂಟ್ ಇದೆ ಕರುವೆಲ್ಲ ಸೇರಿ. ನಾನು ಸಾಧಾರಣ ದಿವಸಕ್ಕೆ ಒಂದು 200 ಲೀಟ್ರ್ 100-150 ಮಿನಿಮಮ್, ನನ್ನದು 150 ಕೆಳಗೆ ಮಾಡು ಇದು ಇಲ್ಲ, ನಂದು 150-200 ಲೀಟ್ರ್ ಎವರೇಜ್ ನಂದು ಹಾಲು ದಿವಸಕ್ಕೆ. ಅಷ್ಟನ್ನು ನಾನು ಇದು ಅಷ್ಟನ್ನು ಮೇಂಟೈನ್ ಮಾಡ್ತಿದ್ದೇನೆ. ನಂದು ಹಾಲು ಹೇಗಂದರೆ ಈಗ 12 ಹಸು ಹಾಲು ಕೊಡೋದಂದರೆ ಅದು ಹೇಗಂದರೆ 6 ಫುಲ್ಲು ಹಾಲು ಕೊಡುವಂಥದ್ದು, 6 ಸ್ವಲ್ಪ ಬಿಡ್ತಾ ಬರುವಂಥದ್ದು ಆ ಥರ ಇದೆ ನಂದು. ಯಾಕಂದರೆ ಅದೇ ರೀತಿಯಲ್ಲಿ ಇರಬೇಕಂತ ನಂದು ಲೆಕ್ಕ. ಅಂದರೆ ಇಲ್ಲಾದರೆ ನಿಮ್ಮದು ಅದು ಒಂದೇ ಲಗ್ ಕೊಟ್ಟರೆ ಒಮ್ಮೆಲೆ ನಿಮಗೆ ಹಾಲು ಕಮ್ಮಿ ಆಗ್ತೇನೆ. ಇದನ್ನು ನಾನು ಮೇಂಟೈನ್ ಮಾಡ್ತಿದ್ದೆ, 150-200 ಲೀಟ್ರ್ ಹಾಲು ಸಿಗುವ ಹಾಗೆ ನಾನು ಮೇಂಟೈನ್ ಮಾಡ್ತಿದ್ದೇನೆ.
0: ಓಕೆ ಸರ್, ಸೂಪರ್, ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಹಾಗೆ ಒಂದು 35-40 ಹಸುಗಳನ್ನ ಸಾಕಾಣಿಕೆ ಮಾಡ್ತಾ ಮಿನಿಮಮ್ ಅಂದ್ರೆ 150 ಲೀಟ್ರ್ ಹಾಲನ್ನ ಇವರು ಪ್ರತಿದಿನ ಕರಿತಾ ಇರ್ತಾರೆ ಅಂತ ಹೇಳಿದ್ರು. ಅಂಡ್ ಹೈನುಗಾರಿಕೆನಲ್ಲಿ ನೋಡಿ ಈ ರೀತಿನಲ್ಲಿ ಸಾಧನೆ ಮಾಡೋದಕ್ಕೆ ಖಂಡಿತವಾಗ್ಲೂ ಎಲ್ರಿಗೂ ಇಲ್ಲಿ ಸಾಧ್ಯ ಇದೆ. ಆದ್ರೆ ಅದನ್ನ ವೈಜ್ಞಾನಿಕ ಪದ್ಧತಿನಲ್ಲಿ ಮತ್ತೆ ಅನುಭವಸ್ಥರಿಂದ ತಿಳ್ಕೊಂಡು ಆರಂಭ ಮಾಡಿದ್ರೆ ಖಂಡಿತವಾಗ್ಲೂ ಅದರಲ್ಲಿ ಯಶಸ್ಸು ಸಾಧ್ಯ ಅಂತ ಅನ್ಕೊಳ್ತೀನಿ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸುಬ್ಬಣ್ಣ ಅವ್ರ ಜೊತೆಗೆ ಮಾತನ ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೇಳ್ಕೊಂಡು ವಾಪಸ್ ಬರೋಣ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾರಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.fm ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಿದ್ದ ಹಾಗೆ, ಸೊ ಇವತ್ತು ನಾವು ಉಡುಪಿ ಜಿಲ್ಲೆಯ ಸುಬರ್ಣ ಅವ್ರ ಜೊತೆನಲ್ಲಿ ಮಾತಾಡ್ತಾ ಇದ್ವಿ. ಅವರು ಹೇಳ್ತಿದ್ದ ಹಾಗೆ, ಸೊ ಸಮಗ್ರ ಕೃಷಿಯನ್ನು ಮಾಡ್ಕೊಳ್ತಾ, ಸಮಗ್ರ ಕೃಷಿಯ ಬೆಳೆಗಳನ್ನು ಮಾಡ್ಕೊಳ್ತಾ ಅದರ ಜೊತೆಗೆ ಹೈನುಗಾರಿಕೆನ ಕೂಡ ಆರಂಭ ಮಾಡ್ತಾರೆ. ಹೈನುಗಾರಿಕೆನ ಆರಂಭ ಮಾಡಿದ ನಂತರದಲ್ಲಿ ಅದರಲ್ಲಿ ಹಸು, ಕೋಳಿ, ಮೀನು ಸಾಕಾಣಿಕೆ ಮತ್ತು ಮೇಕೆ ಸಾಕಾಣಿಕೆ ಇದೆಲ್ಲದನ್ನು ಕೂಡ ಮಾಡ್ಕೊಳ್ತಾ ಅವರು ಕೃಷಿನಲ್ಲಿ ಖುಷಿಯನ್ನು ಕಾಣ್ತಾ ಇರ್ತಾರೆ. ಇದರ ಜೊತೆಗೆ ಅವರು ಆಗಲೇ ಮಾತಾಡಿದಾಗ ಹೇಳಿದ್ರು, ಸೊ ಬೇರೆ ಬೇರೆ ತಳಿಯ ಹಸುಗಳನ್ನು ಕೂಡ ಸಾಕಾಣಿಕೆ ಮಾಡಿದರೆ, ಅದರಲ್ಲಿ ಈಗಾಗಲೇ ನೋಡ್ತೀವಿ ಅಂತಂದರೆ 35-40 ಹಸುಗಳನ್ನು ಅವರು ಸಾಕಾಣಿಕೆ ಮಾಡಿದ್ದಾರೆ. ಮಿನಿಮಮ್ ಅಂದ್ರೂ 150 ಲೀಟರ್ನಷ್ಟು ಹಾಲನ್ನು ಅವರು ಒಂದು ದಿನಕ್ಕೆ ಕರಿತಾ ಇದ್ದಾರೆ. ಇದರಿಂದ ಒಳ್ಳೆಯ ಆದಾಯ ಕೂಡ ಪಡ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಅದೇ ರೀತಿಯಲ್ಲೇ ಈಗ ಹೈನುಗಾರಿಕೆ ಮಾಡಬೇಕು ಅಂತ ಅಂದ್ಕೊಂಡ್ರು ಮತ್ತು ಸಮಗ್ರ ಕೃಷಿಯನ್ನು ಮಾಡಬೇಕು ಅಂತ ಅಂದ್ಕೊಂಡ್ರು, ಎರಡೂ ಕೂಡ ಮಾಡಿದಾಗ ಏನಾಗುತ್ತೆ, ಆ ಕೃಷಿನಲ್ಲಿ ಬೆಳೆ ಕೂಡ ಉತ್ತಮವಾಗಿ ಬರುತ್ತೆ ಮತ್ತು ಇಳುವರಿ ಕೂಡ ಚೆನ್ನಾಗಿ ಬರುತ್ತೆ. ಯಾಕೆ ಅಂತಂದರೆ ಈ ಒಂದು ಹೈನುಗಾರಿಕೆ ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ಸಿಗುವಂತಹ ಗೊಬ್ಬರ ಏನಿರುತ್ತೆ ಅದು ಸಾವಯವ ಗೊಬ್ಬರ ಆಗಿರುತ್ತೆ. ಅದನ್ನು ಬಳಕೆ ಮಾಡಿಕೊಂಡು ನಾವು ಕೂಡ ಉತ್ತಮ ಇಳುವರಿಯನ್ನು ಕೂಡ ಪಡಿಬಹುದಾಗುತ್ತೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯನ್ನು ಮಾಡ್ಕೊಳ್ತಾ, ಹೈನುಗಾರಿಕೆಯನ್ನು ಮಾಡ್ಕೊಳ್ತಾ, ಸೊ ಉತ್ತಮವಾದಂತಹ ಏನು ಆದಾಯವನ್ನು ಗಳಿಸ್ಕೊಳ್ತಾ ಮತ್ತು ಖುಷಿಯನ್ನು ಕಾಣ್ತಾ ಇರುವಂತಹ ಇವತ್ತು ಸುಬ್ಬಣ್ಣ ಅವರು ನಮ್ಮ ಜೊತೆಗೆ ಮಾತಾಡೋದಕ್ಕಿದ್ದಾರೆ. ಬನ್ನಿ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಸುಬ್ಬಣ್ಣ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸುಬ್ಬಣ್ಣ ಅವರೇ, ಈಗ ಹೈನುಗಾರಿಕೆನ ಮಾಡ್ತಿದ್ದೀವಿ ಅಂತಂದಾಗ ಹೈನುಗಾರಿಕೆನಲ್ಲಿ ಒಳ್ಳೆಯ ಒಂದು ಲಾಭವನ್ನು ಪಡಿಬೇಕು ಅಂತಂದರೆ ಅದರಲ್ಲಿ ಯಾವ್ಯಾವ ರೀತಿಯ ಚಾಲೆಂಜಸ್ಗಳು ಬರುತ್ತೆ, ಲಾಭ ಆಗಬೇಕು ಅಂದರೆ ಹೈನುಗಾರಿಕೆನ ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ?
5: ಈಗ ಡೈರಿಯಲ್ಲಿ ಸಹ ಈಗ ಮೇನ್ ಆಗಿ ನಮಗೆ ಅದರಲ್ಲಿ ಈಗ ಫೀಡು ನಾವು ಹೊರಗಿಂದ ತರೋದು ಹೌದು, ಆದರೆ ಬೇರೆ ಯಾವ್ದು ಹೊರಗೆ ತರೋದಾಗಿದ್ದರೆ ಮಾತ್ರ ಲಾಭ ಆಗುತ್ತೆ. ನೀವು ಬೇರೆ ಯಾವುದು ವಸ್ತುನು ಹೊರಗಿಂದ ತಗೊಬಾರ್ದು, ಅಲ್ಲಿ ಫೀಡನ್ನು ತಗೊಂಬಂದರೆ ಸಾಕು. ಮತ್ತೆ ಅದು ಬೇರೆದು ನಮ್ಮದೇ ಪ್ರಾಡಕ್ಟೇ ಆಗಿರಬೇಕು, ನಾವೇ ಬೆಳೆಸುವಂಥದ್ದು ಆಗಬೇಕು. ಈಗ ನಮ್ಮದೇ ಗದ್ದೆ ಇದ್ದರೆ ಹುಲ್ಲು, ಒಣ ಹುಲ್ಲು ನಮ್ಮದೇ ಸಿಗುತ್ತೆ, ಹಾಗೆ ನೆಪೇರಿಯರು ಹಸಿ ಹುಲ್ಲು ನಾವೇ ಬೆಳೆಸಿದರೆ ಮಾತ್ರ ಅದರಿಂದ ನಮಗೆ ಅದು ಸಹ ನಮ್ಮದೇ ಆದರೆ ಮಾತ್ರ. ಮೇಯ್ನಾಗಿ ಹಸಿ ಹುಲ್ಲು ಮತ್ತು ಒಣ ಹುಲ್ಲು ಇಲ್ಲಿ ನಮ್ಮ ಪ್ರಾಡಕ್ಟ್ ನಮ್ಮದೇ ಓನ್ ಇದ್ದರೆ ನಿಮ್ಮ ಡೈರಿ ಲಾಸ್ ಆಗಲಿಕ್ಕೆ ಚಾನ್ಸೇ ಇಲ್ಲ, ಯಾಕಂದರೆ ಆವಾಗ ನಿಮಗೆ ಮಾತ್ರ ಪ್ರಾಫಿಟ್ ಬರೋದು. ಮತ್ತು ಹಾಲು ಸಹ ಈಗ ನಮಗೆ ಬೇರೆ ಕಡೆ ಹಾಲಿಗೆ ರೇಟ್ ತುಂಬ ಕಮ್ಮಿ ಇದೆ, ಈ ಸಬ್ಸಿಡಿಯಿಂದ ನಮಗೆ ಪ್ರಾಫಿಟ್ ಇದೆ. ಸ್ವಲ್ಪ ಸಬ್ಸಿಡಿ ಸಿಕ್ಕಿದ್ರಿಂದ ಒಂದು 5 ರೂಪಾಯಿ ಅದರಿಂದ ಸ್ವಲ್ಪ ಲಾಭ ಇದೆ ಅಂತ ಹೇಳ್ತೇನೆ ನಾನು. ಮತ್ತು ಒಣ ಹುಲ್ಲು ಸಹ, ಒಣ ಹುಲ್ಲು ಹೇಗಂದರೆ ಒಣ ಹುಲ್ಲು ಮೇಯ್ನಾಗಿ ಬೇಕೇ ಬೇಕು ದನಕ್ಕೆ. ಈಗ ಹಸಿ ಹುಲ್ಲೇ ಜಾಸ್ತಿ ಆಗ್ತಾ ಇದ್ದರೆ ಅದರ ಖಾಲಿ ಹಸಿ ಹುಲ್ಲಲ್ಲಿ ಅಷ್ಟು ನಿಮಗೆ ಅದರ ಗ್ರೋತ್ ಬರುವಂಥದ್ದಲ್ಲ, ಮೈದು ಶೈನಿಂಗ್ ಬರೋದು ಅದೆಲ್ಲ ಮೇಯ್ನಾಗಿ ನಿಮಗೆ ಒಣ ಹುಲ್ಲು. ಒಣ ಹುಲ್ಲಲ್ಲಿ ನಿಮ್ಮ ಒಣ ಹುಲ್ಲು ದಿವಸಕ್ಕೆ 2 ಸಲ ಹಾಕಿದ್ರು ಅದರಿಂದ ನಿಮ್ಮ ಹಾಲಿದು ಫ್ಯಾಟ್ ಸಹ ಉತ್ತಮವಾಗಿ ಬರುತ್ತೆ. ಹಾಗೆ ಒಣ ಹುಲ್ಲಿನಿಂದ ನಿಮಗೆ ನಿಜವಾಗಿ ಕೆಲವರು ಒಣ ಹುಲ್ಲೇ ಹಾಕೋದಿಲ್ಲ, ಜಾಸ್ತಿಯಾಗಿ ಹಸಿ ಹುಲ್ಲಿದೆ ಅಂದರೆ ಹಸಿ ಹುಲ್ಲೇ ಹಾಕ್ತಾರೆ. ನಿಜವಾಗಿ ಹಸಿ ಹುಲ್ಲು ಜಾಸ್ತಿ ಅಲ್ಲ, ಇದು ಒಣ ಹುಲ್ಲು 1-2 ಹೊತ್ತು ಬೇಕೇ ಆಗ್ತದೆ. ಮತ್ತು ಮೇಯ್ನಾಗಿ ಮಳೆಗಾಲಕ್ಕೆ ಒಣ ಹುಲ್ಲು ಅಗತ್ಯ. ಒಣಹುಲ್ಲು ಬೇಕೇ ಬೇಕು ಅದಕ್ಕೆ, ಇಲ್ಲಾದರೆ ಅದು ಸ್ವಲ್ಪ ಲೂಸ್ ಮೋಷನ್ ಇಲ್ಲ ಆ ಥರ ಎಲ್ಲ ಆಗುತ್ತೆ. ಇದಕ್ಕೆ ಮೇನಾಗಿ ನೀವು ಒಣ ಹುಲ್ಲುದು ಅಗತ್ಯ ಇರುತ್ತದೆ. ಹಾಗೆ ಮಿನರಲ್ ಮಿಕ್ಸರ್ ಸಹ ಹಾಗೇನೆ, ಅದು ಸಹ ನಿಮಗೆ ಈ ಗಬ್ಬ ಕಟ್ಟುವುದಕ್ಕಾಗಲಿ ನಿಮಗೆ ಎಲ್ಲದಕ್ಕೂ ಒಳ್ಳೆ ಮೆಡಿಸಿನ್ ಅಂದರೆ ಅದೇ ಮೇನಾಗಿ ಮಿನರಲ್ ಮಿಕ್ಸರ್ ಹಾಕಲೇಬೇಕು. ಒಂದು ದನಕ್ಕೆ 100 ಗ್ರಾಮ್ ಆದರೂ ಮಿನಿಮಮ್ ಬೇಕೇ ಬೇಕು. ಅದು ಹಾಕಿದ್ರೇ ನಿಮಗೆ ಒಂದು ದನದ ಮೈ ಶೈನಿಂಗ್ ಆಗಲಿ, ಇಲ್ಲಾದರೆ ಅದರ ಗ್ರೋತ್ ಆಗಲಿ, ನಿಮಗೆ ಗಬ್ಬ ಕಟ್ಟುವಂಥದ್ದಾಗಲಿ ಎಲ್ಲದಕ್ಕೂ ಇದಕ್ಕೆ. ಮತ್ತು ಮೇಯ್ನಾಗಿ ಈ ಅಚ್ಚಬ್ ದನದಲ್ಲಿ ನಿಮಗೆ ಕೆಚ್ಚಲ್ ಬಾವದ ಸಮಸ್ಯೆ ತುಂಬಿರ್ತದೆ, ಅದು ನೀವು ಬರದಾಗಿ ಅದಕ್ಕೆ ಮೇಯ್ನಾಗಿ ಸ್ವಚ್ಛತೆ. ನೀವು ಮ್ಯಾಟ್, ನಾವು ಈಗ ಏನು ಮಾಡಿದ್ದೇವೆ ಅಂದರೆ ನಮ್ಮ ಇದಕ್ಕೆ ಮೇಯ್ನಾಗಿ ಮ್ಯಾಟ್ ಹಾಕಿದ್ದೇವೆ ನಾವು ನೆಲಕ್ಕೆ. ಮ್ಯಾಟ್ ಯಾಕಂದ್ರೆ ಒಂದು ಪ್ರೊಟೆಕ್ಟ್ ಅಂದರೆ ಅದಕ್ಕೆ ಕಾಲು ಜಾರದಾಗೆ ಮೇನ್ ಅದು ಇರ್ತದೆ. ಮೇನ್ ಪ್ರಾಬ್ಲಮ್ ಆಗೋದೇ ನೀವು ಕೆಚ್ಚಲ್ ಬಾವು ಬರಲಿಕ್ಕೆ ಸಮಸ್ಯೆ ಅಂದರೆ ನೀವು ಹಾಲು ಕರೆದ ತಕ್ಷಣ ಅದನ್ನು ಮಳಗಲಿಕ್ಕೆ ಬಿಡ್ತೀರಿ. ಆ ಮಳಗಲಿಕ್ಕೆ ಬಿಟ್ಟರೆ ನಿಮಗೆ ಅದು ಏನಾಗ್ತದೆ, ಅದು ಒಮ್ಮೆ ಕೆಚ್ಚಲು ಓಪನ್ ಆದ ತಕ್ಷಣ ನೀವು ಹಾಲು ಕರಿಬೇಕಾದ್ರೆ ಓಪನ್ ಆಗಿರ್ತದೆ ಅದರ ಪಾಯಿಂಟ್. ಆ ಪಾಯಿಂಟ್ ನೀವು ಅದನ್ನು ಮಳಗಲಿಕ್ಕೆ ಬಿಟ್ಟರೆ ಆ ಪಾಯಿಂಟ್ ಆ ಥರನೇ ಇರ್ತದೆ. ಅದಕ್ಕೆ ಅದು ಹಾಲು ಕರೆದ ತಕ್ಷಣ ಅದಕ್ಕೆ ಏನಾದರೂ ಒಣ ಹುಲ್ಲು ಎಲ್ಲ ಹಾಕಿಟ್ಟರೆ ಅದು ಸ್ವಲ್ಪ ಒಂದು ಹಾಫ್ ಆನ್ ಅವರ್ ನಿಂತ್ಕೊಂಡಿದ್ದಾಗ ಅದು ಹೋಲು ನಿಮಗೆ ಕ್ಲೋಸ್ ಆಗ್ತದೆ. ಆವಾಗ ನಿಮಗೆ ಕೆಚ್ಚಲ್ ಬರೋ ಸಮಸ್ಯೆ ಇರೋದಿಲ್ಲ. ಅದು ನೀವು ಏನಾಗ್ತದೆ, ನೀವು ಹಾಲು ಕರೆದ ತಕ್ಷಣ ಅದನ್ನು ಮಳಗಲಿಕ್ಕೆ ಬಿಟ್ಟರೆ ಅದರ ಓಪನ್ ಇರ್ತದೆ ಅದು, ಅದಕ್ಕೆ ಕ್ರಿಮಿ ಹೋಗಿ ಕೆಚ್ಚಲ್ ಬರೋದು ಸಮಸ್ಯೆ ಬರೋದು ಆ ಥರ ಒಂದಾಗಿ. ಮತ್ತೆ ಸ್ವಚ್ಛತೆ ಇಡೋದು, ಅದರಿಂದ ಅದು ಸ್ವಚ್ಛತೆ ಇಡದಿದ್ದರೆ ನಿಮಗೆ ಕೆಚ್ಚಲ್ ಬಾವು ಆಗ್ತದೆ ಆ ಥರ. ಮತ್ತು ನಿಮ್ಮದು ಕರೆಯುವಂಥ ಮಿಷನ್ ಇರಲಿ, ಅದು ಸಹ ಸ್ವಚ್ಛತೆ ಇಲ್ಲದಿದ್ದರೆ ಅದು ಅದರಿಂದ ನಿಮಗೆ ವೈರಸ್ ಬಂದು ಅದರ ಒಳಗೆ ಅಟ್ಯಾಕ್ ಆಗಿ ಆ ಥರನೂ ಆಗುತ್ತೆ ಕೆಚ್ಚಲ್ ಬಾವು. ಮೇಯ್ನಾಗಿ ಆ ಎಚ್ ಎಫ್ ದನದಲ್ಲಿ ಬರೋದೇ ಸಮಸ್ಯೆನೇ ಕೆಚ್ಚಲ್ ಬಾವು ಇದು. ಅದೊಂದು ಸ್ವಚ್ಛತೆ ಮುಖ್ಯವಾಗಿರ್ತದೆ ಅದರಲ್ಲಿ.
4: ಓಕೆ ಸರ್, ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ. ಸೊ ಈ ಒಂದು ಹೈನುಗಾರಿಕೆ ಮಾಡ್ತಿದ್ದೀವಿ ಅಂತ ಅಂದಾಗ ಹೈನುಗಾರಿಕೆಯಲ್ಲಿ ಸ್ವಚ್ಛತೆ ಆಗಿರ್ಬೋದು ಮತ್ತು ಅವುಗಳಿಗೆ ಕೊಡುವಂತಹ ಮೇವುಗಳಾಗಿರ್ಬೋದು ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಮತ್ತು ನಾವೇ ನಮ್ಮ ತೋಟದಲ್ಲಿ ಅಥವಾ ಹೊಲಗಳಲ್ಲಿ ಒಂದು ಮೇವನ್ನು ಬೆಳೆಯೋದ್ರಿಂದ ಸೊ ಅವುಗಳಿಗೆ ಒಳ್ಳೆಯ ಆಹಾರ ಕೂಡ ಸಿಗುತ್ತೆ ಮತ್ತು ನಮಗೂ ಕೂಡ ಅದರಿಂದ ಆದಾಯ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಇವರು ಹೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆ ಕುರಿತಂತೆ ಹಾಗೆ ಇವರು ಸಾಕಾಣಿಕೆ ಮಾಡ್ತಿರುವಂತಹ ಮೀನಾಗಿರ್ಬೋದು, ಕೋಳಿ ಆಗಿರ್ಬೋದು, ಮತ್ತು ಮೇಕೆ ಆಗಿರ್ಬೋದು, ಇವುಗಳನ್ನ ಹೇಗೆ ಮೇಂಟೈನ್ ಮಾಡ್ತಾರೆ, ಜೊತೆಗೆ ಈ ಕೊಟ್ಟಿಗೆಯನ್ನು ಯಾವ ರೀತಿಯಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ, ಈ ರೀತಿ ಎಲ್ಲ ವಿಚಾರಗಳನ್ನು ಕೂಡ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ನಾನು ಆರ್ ಜಶ್ರೂಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಮ್ಮ ದೇಶ ಹೋರಾಟದ ಕಥೆಗಳ, ಸಂಸ್ಕೃತಿಯ ಬಣ್ಣಗಳ ಮತ್ತು ಸಿಹಿಯಾದ ಸಂಬಂಧಗಳ ದೇಶ. ಈ ಸುಂದರ ಭಾರತಕ್ಕೆ ನಮ್ಮ ಹೃದಯಪೂರ್ವಕ ನಮನ. ಸರ್ವರಿಗೂ ಮೈಸೂರಿನ ಸಿಹಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನಮ್ಮದೇ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ ರಾಣಿಪುರ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ವಾರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ನಮ್ಮ ಜೊತೆಗೆ ಸುಬ್ಬಣ್ಣ ಅವರಿದ್ದಾರೆ, ಇವರು ಉಡುಪಿ ಜಿಲ್ಲೆಯವರು. ಹಾಗೆ ಇವರು ಮಾಡ್ತಾ ಇರುವಂತಹ ಈ ಒಂದು ಸಮಗ್ರ ಕೃಷಿಯ ಜೊತೆಗೆ ಹೈನುಗಾರಿಕೆಯನ್ನು ಕೂಡ ಅಳವಡಿಸಿಕೊಂಡು ಹೈನುಗಾರಿಕೆಯಲ್ಲಿ ಕೂಡ ಉತ್ತಮವಾದಂತಹ ಆದಾಯವನ್ನು ಗಳಿಸ್ತಾರೆ. ಹಾಗೆ ಈ ಒಂದು ಹೈನುಗಾರಿಕೆ ಬರೀ ಆದಾಯಕ್ಕಷ್ಟೇ ಅಲ್ಲದೆ ಇದು ಕೃಷಿ ಭೂಮಿಗೂ ಕೂಡ ಸಹಾಯಕವಾಗುತ್ತೆ ಅನ್ನೋದು ಇವರ ಮಾತು. ಜೊತೆಗೆ ಇವರು ಕೂಡ ಅದರಿಂದ ಬರುವಂತಹ ಗೊಬ್ಬರವನ್ನು ತಮ್ಮ ಹೊಲಗಳಿಗೆ ತೋಟಗಳಿಗೆ ಬಳಸ್ಕೊಳ್ತಾ ಸೊ ಉತ್ತಮವಾದಂತಹ ಇಳುವರಿಯನ್ನು ಕೂಡ ಪಡಿತಿದ್ದಾರೆ. ನೀವು ಕೂಡ ಕೃಷಿಯನ್ನು ಮಾಡ್ತೀರಾ ಅಂತಂದರೆ ಹೈನುಗಾರಿಕೆಯನ್ನು ಕೂಡ ಅದರ ಜೊತೆಗೆ ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಕೃಷಿನಲ್ಲಿ ಖುಷಿಯನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಸುಬ್ಬಣ್ಣ ಅವರನ್ನ ಸ್ವಾಗತಿಸೋಣ. ಸುಬ್ಬಣ್ಣ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸುಬ್ಬಣ್ಣ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಹೈನುಗಾರಿಕೆಯ ಬಗ್ಗೆ ಕೂಡ ಹೇಳ್ತಾ ಇದ್ರಿ. ಹೈನುಗಾರಿಕೆಯಲ್ಲಿ ಹಸುಗಳ ಸಾಕಾಣಿಕೆ ಹೇಗಿರಬೇಕಾಗುತ್ತೆ ಮತ್ತು ಅವುಗಳಿಗೆ ಆಹಾರವನ್ನು ಯಾವ ರೀತಿಯಲ್ಲಿ ಕೊಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ, ಹಾಗೆಯೇ ಈಗ ಹೈನುಗಾರಿಕೆ ಮಾಡ್ತಿದ್ದೀವಿ ಅಂತಂದಾಗ ಅವುಗಳ ಕೊಟ್ಟಿಗೆ ನಿರ್ಮಾಣದ ಬಗ್ಗೆನೂ ಕೂಡ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಹಾಗಾದರೆ ಯಾವ ರೀತಿಯಲ್ಲಿ ಕೊಟ್ಟಿಗೆಯನ್ನು ನಿರ್ಮಾಣ ಮಾಡಬೇಕಾಗುತ್ತೆ ಮತ್ತು ಅದರ ನಿರ್ವಹಣೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕಾಗುತ್ತೆ ಇದ್ರ ಬಗ್ಗೆ ಹೇಳ್ಬೋದಾ ಸರ್?
3: ಶೆಡ್ಡು ಸಹ ನಿಮಗೆ ಪೂರ್ವ ಪಶ್ಚಿಮಕ್ಕಿದ್ರೇ ಅತ್ಯುತ್ತಮ, ಯಾಕಂದರೆ ಎರಡು ಕಡೆಯಿಂದ ಬೆಳಕು ಒಳ್ಳೆ ಒಳಗೆ ಬರುವಾಗೆ, ಹಾಗೆ ಸ್ವಲ್ಪ ಶೆಡ್ಡನ್ನು ಹೈಟಲ್ಲಿದ್ದರೆ ಒಳ್ಳೆಯದು. ಮತ್ತು ನಾವು ಜಾಸ್ತಿ ಬಿಸಿಲು ಟೈಮ್ಗೆ ಸ್ವಲ್ಪ ಸ್ಪ್ರಿಂಕ್ಲರಲ್ಲಿ ನೀರೆಲ್ಲ ನಾವು ಸ್ಪ್ರೆಡ್ ಮಾಡ್ತೇವೆ. ಹಾಗೆ ಮತ್ತು ಶೆಡ್ಡಿಗೆ ಮೇಯ್ನಾಗಿ ಮುಖ್ಯ ಜಾಸ್ತಿ ಖರ್ಚು ನಾವು ಅಷ್ಟೇನು ಮಾಡಲಿಲ್ಲ, ಒಂದು ಶೀಟ್ ಹಾಕಿ ಓಪನ್ ಎರಡು ಬದಿ ಓಪನ್ ಇರುವಾಗೆ ಮಾಡಿದ್ದೇವೆ. ಮತ್ತು ನೀರಿಗೆ ಸಹ ವ್ಯವಸ್ಥೆ ಆಗಿದೆ, ನೀರು ಸಹ 24 ಗಂಟೆ ಸಿಗುವಾಗಿದೆ. ಮತ್ತು ಹುಲ್ಲು ಸಹ ಅಲ್ಲಿ ನಾವು ಅದಕ್ಕೆ ಕರೆಕ್ಟಾಗಿ ಸಿಗುವಂಗೆ, ಎರಡು ದನಕ್ಕೆ ಒಂದು ಕಡೆ ಸಿಗುವಂಗೆ. ಮತ್ತು ನಿಮಗೆ ಮೇಯ್ನ್ ಆಗಿರೋದು ದನ ಯಾವಾಗಲೂ 1 ಗಂಟೆ ಆದರೂ ಒಂದು ಫ್ರೀ ಒಂದು ಓಪನ್ ಪ್ಲೇಸಿಗೆ ಎಲ್ಲಿಯಾದರೂ ಬಿಡುವಂಗಿದ್ರೆ ಒಳ್ಳೆಯದು. ಆ ಥರ ಮಾಡಿದರೆ ಎಲ್ಲ ದನಕ್ಕೆ ಸ್ವಲ್ಪ ಕಾಲು ಸ್ವಲ್ಪ

0: ಇದು ಎಕ್ಸಸೈಸ್ ಸಿಗ್ತದೆ, ಇಲ್ಲಾಂದ್ರೆ ಒಂದೇ ಕಡೆ ಬಿದ್ದಿದ್ರೆ ಅದು ಸಹ ಪ್ರಾಬ್ಲಮೇ. ದನಕ್ಕೆ ಎಲ್ಲ ಥರ ಬೆಳಕು ಗಾಳಿ ಆ ಥರ ಎಲ್ಲ ಬೀಳುವಾಗಿ ಇದ್ರೇ ನಿಮ್ಮದು ಒಂದು ಈ ದನಕ್ಕೆಲ್ಲ ಆರೋಗ್ಯಕ್ಕೆ ಸಹ ಒಳ್ಳೆಯದು. ಮತ್ತು ಮೇಯ್ನಾಗಿ ನೀವು ವಾರಕ್ಕೊಮ್ಮೆ ಆದರೂ ಸುಣ್ಣದಿಂದ ನೆಲ ಶುಚಿಗೊಳಿಸುವುದು ಒಳ್ಳೆಯದು. ಮತ್ತು ನಾವು ಮೇಯ್ನಾಗಿ ಇದಕ್ಕೆ ಇದರ ನೀರು, ಸೆಗಣಿ ನೀರು, ಈ ಮೂತ್ರ ಅದರದ್ದು ಗಂಜ ಇದು ಅದೆಲ್ಲ ಬಂದದ್ದೆಲ್ಲ ನಾವು ಒಂದು ಅದಕ್ಕೆ ಟ್ಯಾಂಕಿ ಮಾಡಿದ್ದೇವೆ ಒಂದೆರಡು. ಆ ಟ್ಯಾಂಕಿ ಈಗ ಅಂದರೆ ಫಿಲ್ಟರ್ ಸಿಸ್ಟಮಲ್ಲಿ ಅದು ಆ ನೀರನ್ನು ನಾವು ಸ್ಲರಿ ಅಂತ ಹೇಳ್ತೇವೆ, ಅದಕ್ಕೆ ಸ್ಲರಿಯನ್ನು ಸ್ಟಾಕ್ ಮಾಡಿ ಅದನ್ನು ನಾವು ನಮ್ಮ ಈ ನೆಪೇರಿಯರ್ ಇಲ್ಲಾದರೆ ಹುಲ್ಲುಗೆ ಇಲ್ಲಾದರೆ ನಮ್ಮ ತೋಟಕ್ಕೆಲ್ಲ ನಾವು ಅದನ್ನು ಸ್ಪ್ರಿಂಗ್ ಇದು ಪೈಪ್ ಪಂಪ್ ಮಾಡಿ ಬಿಡ್ತೇವೆ. ಅದರಿಂದ ಸಹ ನಿಮ್ಮ ತೋಟನೂ ಒಳ್ಳೆ ಇದಾಗ್ತದೆ. ಮತ್ತು ಇದರಿಂದ ನಂದು ಮೇಯ್ನಾಗಿ ನಂದು ಹೇಗಂದರೆ ನಂದು ಈಗ ಒಂದು 27 ಎಕರೆ ಜಮೀನಿದೆ ಇದೆ ಇಲ್ಲಿ. ಇಲ್ಲಿ ನಾನು ಎಲ್ಲ ಥರದ್ದು ಮಾಡಿದ್ದೇನೆ, ಎಲ್ಲ ಅಂದರೆ ಕೋಳಿ ಆಡು ಹಾಗೆ ಡೈ ದನದ್ದು ಮೇಯ್ನ್ ಬಿಸ್ನೆಸ್ ನಂದು ಇದು ದನ. ಈ ದನದಿಂದಲೇ ಎಲ್ಲ ಪೂರಕವಾಗಿದೆ. ಈಗ ನಾನು ಅಲ್ಲಿ ಪಾಂಡ್ ಮಾಡಿ ಮೀನು ಸಾಕ್ತಿದ್ದೇನೆ. ಈ ಮೀನಿಗೆ ಸಹ ನಂದು ಮೇಯ್ನಾಗಿ ಸೆಗಣಿಯಲ್ಲಿ ನಾನು ಅದನ್ನು ಸೆಗಣಿಯಿಂದಲೇ ಮೀನನ್ನು ಬೆಳೆಸ್ತಿದ್ದೇನೆ. ಹಾಗೆ ಇದರ ಸೆಗಣಿಯಿಂದ ಮೇಯ್ನಾಗಿ ನಂದು ಗದ್ದೆ, ಅದರ ಮೇವೆ ಇದಕ್ಕೆ ಒಣ ಹುಲ್ಲು ಸಿಗುವುದು ಅದಕ್ಕೆ ಇದರ ಸೆಗಣಿ ಡೈರೆಕ್ಟ್ ಆಗಿ ಹಾಕ್ತೇನೆ ನಾನು. ಆ ಥರ ಮಾಡಿ ನಾನು ಎಲ್ಲದಕ್ಕೂ 4 ಬದಿನೂ ನಿಮಗೆ ಅದರದ್ದು ಪೂರಕವಾಗಿರ್ತದೆ, ಸರ್ಕಲ್ ಆಗೇ ಇರ್ತದೆ ಅದು. ಮತ್ತು ನಾನು ತೋಟಗೆ ಸಹ ಸೆಗಣಿದೇ ಎಲ್ಲ ಯೂಸ್ ಮಾಡ್ತಿದ್ದೇನೆ. HFS ಹೇಗಂದರೆ ಅದು ನಿಮಗೆ ಹಾಲು ಒಂದು 18-20 ಲೀಟ್ರ್ ಕೊಟ್ಟರು ಅದರಲ್ಲಿ ನಿಮಗೆ ಫ್ಯಾಟ್ ಅಂಶ ಕಮ್ಮಿ ಇರ್ತದೆ. ಅದಕ್ಕೋಸ್ಕರ ನಾನು ಅದಕ್ಕೆ ಮಿಕ್ಸ್ ಆಗಿ ಜರ್ಸಿನು ಈಗ ಒಂದು 10 HF ಇದ್ದರೆ ಒಂದು 4 ಜರ್ಸಿ ದನವನ್ನು ಸಹ ನಾನು ಸಾಕಿದ್ದೇನೆ. ಮತ್ತು ಹಾಗೆ ಅದಕ್ಕೆ ಒಂದು 2 ಮಲೆನಾಡು ಗಿಡ್ಡ ಆ ಥರ ಎಲ್ಲ ಹಾಲನ್ನು ಮಿಕ್ಸ್ ಮಾಡಿದ ತಕ್ಷಣ ಫ್ಯಾಟ್ನ ಅಂಶ ಸ್ವಲ್ಪ ಜಾಸ್ತಿಯಾಗಿ ಬರುತ್ತೆ. ನಾವು ಮೇಯ್ನಾಗಿ ಫೀಡ್ ಕೊಡುವಂಥದ್ದು ಹಿಂಡಿ ಮಾಡಿ, ಹಿಂಡಿ ಅಂದರೆ ಜೋಳ ಹುಡಿ, ಹತ್ತಿ ಹಿಂಡಿ, ಹತ್ತಿ ಅದು ಶೇಂಗಾ ಹಿಂಡಿ, ಕಡಲೆ ಸಿಪ್ಪೆ, ಮಿನರಲ್ ಮಿಕ್ಸರ್, ಹಾಗೆ ಗೋಧಿ ಬೂಸ ಇದು ಗೋಧಿ ಬೂಸ, ರಾಗಿ ಬೂಸ ಆ ಥರ ಎಲ್ಲ ಹಿಂಡಿ ಮಿಕ್ಸ್ ಮಾಡಿ ಅದಕ್ಕೆ ಒಂದು 6 KG ಹಂಗೆ ನಾವು ಬೆಳಿಗ್ಗೆ ಮತ್ತು ಸಂಜೆ ಕೊಡ್ತಿದ್ದೇವೆ. ಮತ್ತು ಹಸಿರು ಮೇವು ಅಂದರೆ ನಾವು CO3 CO4 ಅಂಥ ಹುಲ್ಲನ್ನು ಬೆಳೆಸಿ ಅದಕ್ಕೆ ಕಟ್ ಮಾಡಿ ಬೆಳಿಗ್ಗೆ ಮತ್ತು ಸಂಜೆ ಹಾಕ್ತಿದ್ದೇವೆ. ಹಾಗೆ ನೀರು ಸಹ ಅದಕ್ಕೆ ನೀರು ನಾವು ಸಾಧಾರಣ ಅದಕ್ಕೆ 24 ಗಂಟೆನ ಸಿಗುವ ಹಾಗೆ ಅಂದರೆ ನಾವು ಅದಕ್ಕೆ ಒಂದು ನೀರು ಯಾವಾಗಲೂ ಅದು ಕುಡಿದ ತಕ್ಷಣ ಟ್ಯಾಂಕಿಯಲ್ಲಿ ಖಾಲಿ ಆಗದ ಹಾಗೆ ನಾವು ಅದನ್ನು ಆ ಥರ ಒಂದು ಸಿಸ್ಟಮ್ ಮಾಡಿದ್ದೇವೆ. ಅಂದರೆ ನೀರು ಯಾವಾಗಲೂ ಅದಕ್ಕೆ 24 ಗಂಟೆ ಹಾಲು ಇದು ಸಿಗಬೇಕಂದ್ರೆ ಮೇಯ್ನ್ ಇರೋದು ಅದಕ್ಕೆ ನೀರು. ಮತ್ತು ನಾವು ಕ್ಯಾಲ್ಶಿಯಂ ಹಾಕ್ತೇವೆ, ಆಸ್ಟ್ರೋವೇಟ್ ಕ್ಯಾಲ್ಶಿಯಂ ಅಂತ ಇದ್ದೇವೆ ಅದನ್ನು ಹಾಕ್ತಿದ್ದೇವೆ. ಮತ್ತು ಜರ್ಸಿ ನಿಮಗೆ ಒಂದು ಸಾಧಾರಣ 16 ಲೀಟ್ರ್ 14 ಲೀಟ್ರ್ ಎಲ್ಲ ಕೊಡ್ತದೆ. ಮತ್ತು ಕ್ರಾಸ್ ಬ್ರೀಡ್ ಆದರೆ ಒಂದು 12 ಲೀಟ್ರ್ ಆ ಥರ. ನಾವು ಈಗ ನಾನು ಸಹ ಬೇರೆ ನಮ್ಮದೇ ಪ್ರೊಟೆಕ್ಷನ್ ಆಗಿರೋದ್ರಿಂದ ಹಾಗಾಗಿ ನಮ್ಮದು ದನ ಎಲ್ಲವೂ ಈಗ ಒಂದು 18 ಲೀಟ್ರ್ HF ಒಂದು ಹಸು ಕೊಡೋದಾದರೆ ಅದರ ಕರು ಸಹ ಅಷ್ಟಕ್ಕೆ ಬಂದು ನಿಂತಿದೆ. ನಾನು ಈಗ ನಂದು ಈಗ ಎಲ್ಲ ತಾಯಿ ಸಹ ಈಗ ಅದರ ತಾಯಿನೂ ಅದರ ಇದು ಅದರ ಮಗಳ ಒಟ್ಟಿಗೇನೆ ಇದೆ ಅದು ಎಲ್ಲ ಆ ಥರನೇ ಇದೆ. ಎಲ್ಲ ದೊಡ್ಡದಾಗಿದೆ, ಅದು ಕರು ಆಗಿದೆ ಈಗ ಎರಡೆರಡು. ಹಾಗೆ ನಂದು ಎಲ್ಲ ಯಾವುದನ್ನು ಸಹ ನಾನು ಹೊರಗಡೆಯಿಂದ ಯಾವುದು ಇದು ಮಾಡಿದಲ್ಲ, ನಂದೇ ಓನ್ ಪ್ರೊಡಕ್ಷನ್ ಆಗಿರ್ತದೆ.
1: ಓಕೆ ಸರ್, ಹಾಗಾದ್ರೆ ನಿಮ್ಮ ಜೊತೆಗೆ ಮಾತನ್ನ ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೇಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸುಬಣ್ಣ ಅವ್ರ ಜೊತೆಯಲ್ಲಿ ಮಾತಾಡ್ತಾ ಇದ್ವಿ. ಹಾಗೆ ಅವರು ಕೂಡ ಅವರ ಹೈನುಗಾರಿಕೆಯ ಬಗ್ಗೆ ಹೇಳ್ತಾ ಇದ್ರು, ಮತ್ತೆ ಹೈನುಗಾರಿಕೆಯಲ್ಲಿ ಹಸುಗಳ ಸಾಕಾಣಿಕೆ ಹೇಗೆ ಮಾಡಬೇಕು ಮತ್ತೆ ಅವುಗಳಿಗೆ ಆಹಾರವನ್ನು ಯಾವ ರೀತಿಯಲ್ಲಿ ಕೊಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ. ಸೊ ಹಾಗಾದ್ರೆ ಅವ್ರ ಜೊತೆಗೆ ಮಾತನ್ನ ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಮ್ಮ ದೇಶ ಹೋರಾಟದ ಕಥೆಗಳ, ಸಂಸ್ಕೃತಿಯ ಬಣ್ಣಗಳ ಮತ್ತು ಸಿಹಿಯಾದ ಸಂಬಂಧಗಳ ದೇಶ. ಈ ಸುಂದರ ಭಾರತಕ್ಕೆ ನಮ್ಮ ಹೃದಯಪೂರ್ವಕ ನಮನ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ ರಾಣಿಪುರಣ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಹೈನುಗಾರಿಕೆಯ ಕುರಿತಂತೆ ನಮ್ಮ ಜೊತೆ ಇವತ್ತು ಸುಬ್ಬಣ್ಣ ಅವರು ಮಾತಾಡ್ತಾ ಇದ್ರು ಉಡುಪಿ ಜಿಲ್ಲೆಯಿಂದ. ಸೊ ಅವರು ಕೂಡ ಅವರ ಸಮಗ್ರ ಕೃಷಿಯಲ್ಲಿ ಹೈನುಗಾರಿಕೆನ ಕೂಡ ಅಳವಡಿಸಿಕೊಂಡು ಹೈನುಗಾರಿಕೆಗೆ ಬೇಕಾದಂತಹ ಎಲ್ಲ ಆಹಾರವನ್ನು ಕೂಡ ಅವರ ಹೊಲ ಗದ್ದೆಗಳಲ್ಲೇ ಬೆಳ್ಕೊಳ್ತಾ ಅವುಗಳಿಗೆ ಒಣ ಹುಲ್ಲು ಈ ಥರದ ಫೀಡ್ಗಳನ್ನ ಏನು ಕೊಡಬೇಕು ಅವುಗಳನ್ನ ಟೈಮ್ ಟು ಟೈಮ್ ಕೊಡ್ತಾ ಇರ್ತಾರೆ. ಹಾಗೆ ಕೊಟ್ಟಿಗೆ ನಿರ್ಮಾಣದ ಬಗ್ಗೆನೂ ಕೂಡ ಆಗಲೇ ಅವರು ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಕೊಟ್ಟಿಗೆಗೆ ಹೆಚ್ಚು ಹಣವನ್ನು ವ್ಯಯ ಮಾಡಿಲ್ಲ ಅಂಥೇಳಿ. ಹಾಗೆಯೇ ನೀವು ಕೂಡ ಈ ಕೃಷಿಯನ್ನು ಮಾಡಬೇಕು ಅಂತಾದರೆ ಕೃಷಿಯ ಜೊತೆಗೆ ಹೈನುಗಾರಿಕೆ ಮಾಡ್ಕೊಳ್ಳೋದು ತುಂಬಾ ಉತ್ತಮ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸುಬ್ಬಣ್ಣ ಅವರು ಕೂಡ ಹೇಳ್ತಿದ್ದಾಗೆ ಒಂದು ಸಮಗ್ರ ಕೃಷಿನಲ್ಲಿ ಹೈನುಗಾರಿಕೆಯ ಜೊತೆಗೆ ಅದರಿಂದ ಒಂದು ಒಳ್ಳೆಯ ಆದಾಯ ಕೂಡ ಸಿಗುತ್ತೆ ಅಂಥೇಳಿ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಹೈನುಗಾರಿಕೆಗೆ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಅವುಗಳಿಗೆ ಕೊಡುವಂತಹ ಆಹಾರವನ್ನು ಯಾವ ರೀತಿಯಲ್ಲಿ ಬೆಳ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಕೇಳಿದ್ವಿ. ಹಾಗಾದರೆ ಎಷ್ಟು ಪ್ರಮಾಣದಲ್ಲಿ ಅವುಗಳಿಗೆ ಆಹಾರವನ್ನು ನೀಡಬೇಕಾಗತ್ತೆ ಮತ್ತು ಯಾವ್ಯಾವ ಟೈಮ್ನಲ್ಲಿ ಕೊಡಬೇಕಾಗತ್ತೆ ಅನ್ನೋದನ್ನು ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಸುಬ್ಬಣ್ಣ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸುಬ್ಬಣ್ಣ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆ ಬಗ್ಗೆ ಹೇಳ್ತಾ ಇದ್ರ. ಹಾಗೆ ಈಗ ಹಸುಗಳಿಗೆ ನಾವು ಫೀಡ್ನ ಕೊಡಬೇಕು ಅಂತಂದರೆ ಯಾವ್ಯಾವ ಟೈಮಲ್ಲಿ ಎಷ್ಟು ಪ್ರಮಾಣದಲ್ಲಿ ಫೀಡ್ನ ಕೊಡಬೇಕಾಗತ್ತೆ ಇದ್ರ ಬಗ್ಗೆ ಹೇಳ್ಬೋದಾ ಸರ್?
3: ಫೀಡ್ ಸಹ ಒಂದು ಒಂದು ಟೈಮ್ ಟು ಟೈಮ್ ಅಂತ ಇದೆ, ಮತ್ತೆ ಹಾಗೆ ಅದನ್ನು ಒಂದು ಸಿಸ್ಟಮ್ಯಾಟಿಕ್ ಅಂದ್ರೆ ಒಂದು ದನ ಈಗ 18 liter ಕೊಡುದಂದ್ರೆ 18 liter ಮೇಲೆ ಕೊಡುದಂದ್ರೆ ಅದಕ್ಕೆ ಒಂದು 6 kg ಮಿನಿಮಮ್ ಬೆಳಿಗ್ಗೆ. ಹಾಗೆ ಅದೊಂದು 14 liter ಕೊಡುದಾದ್ರೆ ಅದಕ್ಕೆ ಸ್ವಲ್ಪ ಕಮ್ಮಿ, ಒಂದು 3-3.5 kg ಆ ತರ ನಾವು ಫೀಡ್ ಅನ್ನು ಡಿವೈಡ್ ಮಾಡಿದ್ದೇವೆ. ಫಸ್ಟ್ ಬೆಳಿಗ್ಗೆ ಎದ್ದ ತಕ್ಷಣ ಅದ ಮೊದಲು ನಾವು ಸ್ವಚ್ಛತೆ ಮೇನ್ ಆಗಿ ಅದಕ್ಕೆ ನೀರು ವಾಶ್ ಮಾಡಿ ಸಗಣಿ ತೆಗೆದು ವಾಶ್ ಮಾಡಿ ನಂತರ ಅದಕ್ಕೆ ಫೀಡ್ ಹಾಕ್ತೇವೆ. ಫೀಡ್ ನಾವು ನೆನೆಸಿಡ್ತೇವೆ, ರಾತ್ರಿ ನೆನೆಸಿಟ್ಟು ಅದಕ್ಕೆ ಹಾಕ್ತೇವೆ. ಅದು ಹಾಕಿದ ನಂತರ ಹಾಲು ಕರೆದ ನಂತರ ಮತ್ತೆ ಒಂದು ಹಾಲು ಕರೆದ ನಂತರ ಹೊನ ಹುಲ್ಲು ಹಾಕ್ತೇವೆ. ನಾವು ನಮ್ಮದೇ ಗದ್ದೆ ಇದೆ, ನಾವು ಅದಕ್ಕೋಸ್ಕರ ನಮ್ಮದು ಈಗ ಒಂದು 10 acre ಗದ್ದೆ ಇದೆ, ಭತ್ತ ನಾವು ಬೆಳೆಸ್ತಿದ್ದೇವೆ, ಅದರಲ್ಲಿ ನಾವು ಒಣ ಹುಲ್ಲನ್ನು ಅದರಿಂದ ಆ ಥರ ಇದ್ದರೆ ನಮಗೆ ಅದು ನಮಗೆ ಈ ಎಲ್ಲದಕ್ಕೂ ಪೂರಕವಾಗಿರ್ತದೆ. ಯಾಕಂದರೆ ಖರ್ಚಿನ ವಿಷಯ, ಇಲ್ಲಾಂದರೆ ನಾವು ಹೊರಗಿಂದ ತಂದರೆ ಎಲ್ಲ ಅದು ಡೈರಿಗೆ ಒರೆಸುವಂಥದ್ದಲ್ಲ, ಅದು ನಿಮಗೆ ಖರ್ಚೇ ಜಾಸ್ತಿ ಆಗಿರ್ತದೆ. ಹಾಗಾಗಿ ಒಣ ಹುಲ್ಲು ಸಹ ನಮ್ಮದೇ, ಭತ್ತದ ಒಣ ಹುಲ್ಲಿದೆ, ಅದನ್ನು ಹಾಕ್ತೇವೆ ನಾವು. ಅದು ಹಾಕಿದ ನಂತರ ಒಂದು ಹತ್ತು ಗಂಟೆಗೆ ಮತ್ತೆ ನಾವು ಇದು ನೆಪೀರಿಯರ್ ಹುಲ್ಲನ್ನು ಕಟ್ ಮಾಡಿ ಚಾಪ್ ಮಾಡಿ ಕೊಡ್ತೇವೆ. ಆ ಥರನೇ ಮಧ್ಯಾಹ್ನ ಸಹ ಹಾಗೆಯೇ 3 ಗಂಟೆ ನಂತರ ಇದು ಸ್ವಚ್ಛತೆ, ಇದು ಸಗಣಿ ತೆಗೆದು ಸ್ವಚ್ಛತೆ ಮಾಡಿ, ಸಗಣಿ ಮಾತ್ರ ಒಂದು 3-4 ಸಲ ತೆಗಿತಾ ಇರಬೇಕು, ಇಲ್ಲ ದನ ಎಲ್ಲ ತುಂಬ ಇದು ಗಲೀಜಾಗಿಬಿಡುತ್ತೆ. ಆಗ ಆ ಥರನೇ ಮಧ್ಯಾಹ್ನ ಹಾಲು ಕರೆದು ಅದೇ ಸ್ವಚ್ಛತೆ ಮಾಡಿ ಹಾಲು ಕರೆದು ನಂತರ ಸೇಮ್ ಮೆಥಡ್ ಹೊಣ ಹುಲ್ಲು ಹಾಕ್ತೇವೆ, ಹಾಗೆ ಹಸಿ ಹುಲ್ಲು ಹಾಕ್ತೇವೆ, ಎರಡು ಹಾಕಿ ಇದು ಮಾಡೋದು. ಮತ್ತು ನಮ್ಮಲ್ಲಿ ಈಗ ಮುಂಚೆ ಆದರೆ ನಾವು ಒಂದು 3-4 ವರ್ಷ ಮುಂಚೆ ಆದರೆ ನಮಗೆ ಇಲ್ಲಿ ಸ್ವಲ್ಪ ಜಾಸ್ತಿ ಸಮಸ್ಯೆ ಇತ್ತು. ಯಾಕಂದರೆ ನಾವು ಬೇಗ 4 ಗಂಟೆಗೆ ಎದ್ದು ಇದನ್ನು ಶುಚಿಗೊಳಿಸಬೇಕಾಗ್ತಿತ್ತು. ಆವಾಗ ನಮಗೆ ಒಂದು 4 ವರ್ಷ ಮುಂಚೆ ಈಗ ಅಂದರೆ 4 ಗಂಟೆಗೆ ಎದ್ದು ಫುಲ್ಲು ಕ್ಲೀನ್ ಮಾಡಬೇಕು, 6 ಗಂಟೆಗೆ ನಾವು ಹಾಲು ಮುಟ್ಟಿಸಬೇಕಿತ್ತು ಡೈರಿಗೆ. 6 ಗಂಟೆಗೆ ನಾವು KMF ಇದೆ, ನಮ್ದು ಇಲ್ಲಿ ಸೊಸೈಟಿ ಇದೆ ಹಾಲಿದು, ಹಾಲು ಉತ್ಪಾದಕರ ಸಂಘ, ಅದಕ್ಕೆ ನಾವು ಹಾಲನ್ನು ಹಾಕಬೇಕಿತ್ತು. ಈಗ ಸ್ವಲ್ಪ ಅಲ್ಲಿಗ ಸ್ಟೋರೇಜ್ ಎಲ್ಲ ಆಗಿ ನಮಗೀಗ ಸ್ವಲ್ಪ ಆರಾಮಾಗಿದೆ. ಈಗ ಒಂದು ನಾವೊಂದು 7-7.5 ಗಂಟೆಗೆ ಕೊಟ್ಟರೆ ಆಯಿತು. ಹಾಗಾಗಿ ಇಲ್ಲಿ ನಾವೊಂದು 5:30 to 5:30 ಗಂಟೆಗೆ ನಾವು ಬೆಳಗ್ಗೆ ಎದ್ದು ಇದನ್ನೆಲ್ಲ ಶುಚಿಗೊಳಿಸಿ ಹಾಲು ಕರೆದು ಇದಕ್ಕೆ ಹುಲ್ಲು ಕೊಟ್ಟು ಒಂದು 7 ಗಂಟೆಗೆ ನಾವು ಡೈರಿಗೆ ಹಾಲನ್ನು ತಗೊಂಡು ಹೋಗ್ತೇವೆ. ಹಾಗೆ ಮಧ್ಯಾಹ್ನ ಸಹ ಹಾಗೇನೆ, ಆವಾಗ ಸಹ ಹಾಗೇನೆ, ಒಂದು 3 ಗಂಟೆಗೆ 3-3.5 ಹಾಲು ಎಲ್ಲ ಕರೆದು ಒಂದು 4-5 ಗಂಟೆಗೆ ಹಾಲು ಅಲ್ಲಿ ಸಿಗುವಾಗೆ ನಾವು ತಗೊಂಡು ಹೋಗ್ತೇವೆ.
2: ಓಕೆ, ಸೊ ಹಾಗೆ ಈಗ ಸುಬ್ಬಣ್ಣ ಅವರೇ, ಹೈನುಗಾರಿಕೆ ಮಾಡಬೇಕು ಅಂತ ಅಂದಾಗ ಅಥವಾ ಹಸು ಸಾಕಾಣಿಕೆ ಮಾಡಬೇಕು ಅಂತ ಅಂದಾಗ ಸೊ ನಾವು ಮುಖ್ಯವಾಗಿ ಯಾವ ವಿಚಾರವನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಇದ್ರ ಬಗ್ಗೆ ಹೇಳ್ಬೋದಾ?
3: ಈಗ ಒಂದು ಹಸುವನ್ನು ಸಾಕಬೇಕಾದ್ರೆ ಈಗ ಹಸು ಫಸ್ಟ್ ಅದರ ಮೇಯ್ನ್ ಆಗಿರೋದು ಕರು ಕರು ಸಾಕೋದು. ಕರು ಸಾಕಿದ್ರೆ ನಿಮಗೆ ದನ ದೊಡ್ಡದಾದ್ಮೇಲೆ ಅದು ಒಳ್ಳೆ ಆಳ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲಾದ್ರೆ ನಿಮಗೆ ಕರು ನೀವು ಮೊದಲಿಂದಲೇ ಅದರ ಕೇರ್ ತಗೊಳ್ಳದಿದ್ರೆ ಅದಕ್ಕೂ ನಿಮಗೆ ಹಾಲು ಅಷ್ಟು ಕೊಡೋದಿಲ್ಲ. ಈಗ ಒಂದು ತಾಯಿ 18 ಲೀಟರ್ ಹಾಲು ಕೊಡ್ದಂತೆ, ಅದು 18 ಲೀಟರ್ ನಿಮಗೆ ಸಿಗ್ಬೇಕಂದ್ರೆ ಆ ಕರುವನ್ನು ಮೊದಲು ಸಾಕುವಂಥದ್ದು ಇದು ಸಹ ಅಷ್ಟೇ ಮುಖ್ಯವಾಗಿರ್ತದೆ. ಯಾಕಂದ್ರೆ ಈಗ ನೀವು ಅದಕ್ಕೆ ಹಸು ಒಂದು ಕರು ಹಾಕಿದ ತಕ್ಷಣ ಮೇಯ್ನ್ ಆಗಿ ಅದರದ್ದು ಒಕ್ಕಲು ಬಲ್ಲೆ ಅದೇ ಒಕ್ಕಲು ಇದನ್ನು ಕರೆಕ್ಟಾಗಿ ನೀವು ಅದರ ಈ ವೈರಸ್ ಹೋಗೋದಾಗಿ ಅದನ್ನು ಮೇಂಟೈನ್ ಮಾಡಬೇಕಾಗ್ತದೆ. ನಾವು ಹೇಗೆ ಮಾಡ್ತಿದ್ದೇವೆ ಅಂದರೆ ನಾವು ಅದು ಇದಾದ ತಕ್ಷಣ ನಾವು ಅದಕ್ಕೆ ಟಿಂಚರ್ ಅಯೋಡಿನ್ ಅಂತ ಒಂದು ಇದು ಬರ್ತದೆ, ಅದನ್ನು ಹಚ್ಚಿ ಹಗ್ಗದಿಂದ ಅದನ್ನು ಕಟ್ತೇವೆ. ಅದು ಕಟ್ಟಿದ ತಕ್ಷಣ ಅದಕ್ಕೆ ಹಾಲು ಸಹ ಹಾಗೇನೆ, ಹಾಲು ಸಹ ನಾವು ಲೇಟ್ ಮಾಡೋದಿಲ್ಲ. ಒಂದು ಹಾಫ್ ಆನ್ ಅವರ್ ಮುಂಚೆನೇ ಅದಕ್ಕೆ ಕುಡಿಸುವ ಹಾಗೆ ನಾವು ಆವಾಗ ಫಸ್ಟ್ ಹಾಲು ನಿಮಗೆ ಅದಕ್ಕೆ ಹೊಟ್ಟೆ ತುಂಬ ಅದು ಎಷ್ಟು ಕುಡಿತದೆ ಅಷ್ಟು ಕುಡಿಬೇಕು ಸ್ಟಾರ್ಟಿಂಗ್ ಹಾಲು. ಮತ್ತೆ ನೀವು ಬೇಕಾದರೆ ಅದಕ್ಕೆ ಒಂದು ಹಾಫ್ ಲೀಟ್ರ 1 ಲೀಟ್ರ ಕೊಡ್ತಾ ಬರ್ಬೋದು. ನೀವು ಫಸ್ಟ್ ಹಾಲು ಮಾತ್ರ ಅದಕ್ಕೆ ಹೊಟ್ಟೆ ತುಂಬ ಎಷ್ಟು ಕುಡಿತದೆ ಅಷ್ಟು ಕುಡಿದು ಅದು ಆರಾಮ ಆವಾಗ ನಿಮಗೆ ಅದರ ಸ್ಟ್ರೆಂತ್ ಗೊತ್ತಾಗ್ತದೆ, ನಿಮಗೆ ಅದು ಹೇಗೆ ಒಮ್ಮೆಲೆ ನಿಲ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಆ ಥರ ಎಲ್ಲ ನಿಮಗೆ ಗೊತ್ತಾಗ್ತದೆ. ಇಲ್ಲಾದರೆ ನಿಮ್ಮ ಕರು ಅಷ್ಟು ಸ್ಟ್ರೆಂತ್ ಇರೋದಿಲ್ಲ, ಇದೇ ಇರ್ತದೆ. ಮೇಯ್ನ್ ಇರೋದು ಅದರ ಮೊದಲ ಹಾಲು, ಮೊದಲ ಹಾಲಿಂದಲೇ ಅದರ ಇದು ನಿಮಗೆ ಅದರ ಇದು ಬರ್ತದೆ, ನಿಮಗೆ ಗ್ರೋತ್ನೆಸ್ ಸಿಗೋದು ಅದರಲ್ಲಿ. ಮತ್ತು ನೀವು ಆ ಕರುವನ್ನು ಸಹ ಹಾಗೇನೆ, ಕರುವಿಗೆ ಒಂದು ನಾವು ಜಾಸ್ತಿಯಾಗಿ ಒಂದು 2 ತಿಂಗಳವರೆಗೆ ಅದಕ್ಕೆ ಹಾಲು ಕೊಡ್ತಾ ಬರ್ತೇವೆ. ನಿಜವಾಗಿ ಕೆಲವರು 1 ತಿಂಗಳೇ ನಿಲ್ಲಿಸ್ತಾರೆ, ನಿಜವಾಗಿ ನಾವು ಸ್ವಲ್ಪ ಜಾಸ್ತಿ ಕೊಡ್ತೇವೆ. ನಮಗೆ ಅಂದರೆ ನಾನು ಬೇರೆ ಹೊರಗಿಂದ ತರುವಂಥದ್ದು ಯಾವುದು ನಂದು ಇದಿಲ್ಲ, ನಾನು ನಂದು ಕರುವನ್ನೇ ನಾನು ಬೆಳೆಸ್ತಾ ಬರೋದು. ಹಾಗಾಗಿ ನಾನು 2 ತಿಂಗಳವರೆಗೆ ಅದಕ್ಕೆ ಹಾಲಿದು ವ್ಯವಸ್ಥೆ ಕರೆಕ್ಟ್ ಮಾಡ್ತಿದ್ದೇನೆ. ಹಾಗೆ ಅದಕ್ಕೆ ಹುಲ್ಲು ಸಹ ಹಾಗೇನೆ, ಮತ್ತು ಪ್ರೋಟೀನ್ ಫುಡ್ಡೇ ಕೊಡ್ತೇನೆ ಅದಕ್ಕೆ ಕರುವಿಗೆ ಮೇಯ್ನಾಗಿ. ಮತ್ತು ಕರುವನ್ನು ನೀವು ಹಾಗೆ ಬೆಳೆಸಿದರೆ ನಿಮಗೆ ಅದರ ಅದು ಮೆಚೂರ್ ಬಂದಾಗ ಅದಕ್ಕೆ ಗಬ್ಬ ಕಟ್ಟುವಂಥದ್ದು ಎಲ್ಲ ಸಮಸ್ಯೆ ನಿಲ್ತದೆ ಕ್ಲೀನಾಗಿ ಮೊದಲು ಸಾಕಿದರೆ. ಮತ್ತು ಇದು ಹಾಗೇನೆ, ಈಗ ನೀವು ದನಗೆ ಕರೆಕ್ಟಾಗಿ ನೀವು ಅದನ್ನು ಮೇಂಟೈನ್ ಮಾಡಿದ್ರೇ ಅದು ಗಬ್ಬ ಕಟ್ಟೋದು. ಇಲ್ಲಾದರೆ ನೀವೀಗ ಅದಕ್ಕೆ ಏನಾದರೂ ಸ್ವಲ್ಪ ಅದರ ಮೇಲೆ ಕೇರ್ ಇಲ್ಲದಿದ್ದರೆ ನಿಮಗೆ ಅದು ಫೀಡಲ್ಲಿ ಮೇನ್ ಫೀಡೇ ಅದೇ ಫೀಡ್ ಮತ್ತು ಮಿನರಲ್ ಮಿಕ್ಸರ್ ಅಂಥದ್ದೇ ಹಾಕಬೇಕಾಗ್ತದೆ. ಹಾಲು ಕೊಡುವಂಥ ಟೈಮ್ ನೀವು 7 ತಿಂಗಳು ಮಾತ್ರ ಹಾಲು ಕರೆದ್ರೇ ಒಳ್ಳೆಯದು, ಕೆಲವು ಕೊಡ್ತದೆ ಇಲ್ಲಂತ ಇಲ್ಲ. 7 ತಿಂಗಳವರೆಗೆ ನೋಡಿ, 7 ತಿಂಗಳವರೆಗೆ ನಿಮಗೆ ಹಾಲು ಕರೆಕ್ಟ್ ಅದು ಕೊಡ್ತದೆ. 8 ತಿಂಗಳ ನಂತರ ಕಮ್ಮಿ ಮಾಡ್ತಾ ಬನ್ನಿ ಹಾಲು, ಇದು ಕಮ್ಮಿ ಮಾಡ್ತಾ 1 ತಿಂಗಳಾದ್ರೆ ಅದಕ್ಕೆ ನಿಮಗೆ ಅದು ಅದರ ಕರು ಸ್ವಲ್ಪ ಬೆಳವಣಿಗೆ ಬರಬೇಕಾದ್ರೆ ನೀವು 1 ತಿಂಗಳಾದ್ರೆ ಅದಕ್ಕೆ ಸ್ವಲ್ಪ ಹಾಲನ್ನು ಹಾಲು ಕರೆಯುವಂಥದ್ದು ಕಮ್ಮಿ ಮಾಡ್ತಾ ಬರಬೇಕಾಗ್ತದೆ. ಮತ್ತು ಅದು ಕರೆಕ್ಟಾಗಿ ಆವಾಗ ನಿಮಗೆ ಕ್ಲೀನಾಗಿ ಕರು ನಿಮ್ಮ ಆಗ್ತದೆ. ಹಾಗೆ ನೆಕ್ಸ್ಟ್ ಇದು ಬರೋದು ಸಹ ನಿಮಗೆ ಅದು ಕರೆಕ್ಟಾಗಿ ಇದು ಗಬ್ಬ ನಿಲ್ಲುತ್ತೆ, ಗಬ್ಬನ್ನು ನಿಲ್ಲುತ್ತೆ ಮತ್ತು ಕರೆಕ್ಟಾಗಿ ಬೆದೆಗೆ ಬರ್ತದೆ ಅದು. ಇಲ್ಲಾದರೆ ನಿಮಗೆ ಅದು ನೀವು ಅಲ್ಲಿಯೇ ಸ್ಟಾರ್ಟ್ ನೀವು 9 ತಿಂಗಳಂದ್ರೆ 9 ತಿಂಗಳು ಹಾಲು ಕರಿತೇ ಇದ್ದರೆ ಅದು ನಿಮಗೆ ಆವಾಗ ಪ್ರಾಬ್ಲಮ್ ಬರೋದು. ಈಗ ನೀವು ಕಮ್ಮಿ ಮಾಡ್ತಾ ಫೀಡ್ ಕಮ್ಮಿ ಮಾಡ್ತಾ ಬರೋದು, ಹಾಲು ಕಮ್ಮಿ ಮಾಡೋದು ಹಾಗೆ, ಅದು 1 ತಿಂಗಳು ಮತ್ತೆ ಫೀಡ್ ಜಾಸ್ತಿ ಮಾಡೋದು. ಆವಾಗ ನಿಮಗೆ ಬೆಳವಣಿಗೆ ನಿಮಗೆ ಕರುದು ಬೆಳವಣಿಗೆ ಜಾಸ್ತಿ ಬರ್ತದೆ ಆವಾಗ. ಇಲ್ಲಾದರೆ ನಿಮ್ಮ ಫೀಡ್ ಕಮ್ಮಿ ಮಾಡಿ ಮಾಡಿ ಮಾಡಿ ನಿಮ್ಮ ಅದು ನೀವು ನೋಡದಿದ್ದರೆ ಮಾತ್ರ ಕರು ನಿಮಗೆ ಅಷ್ಟು ಗ್ರೋತ್ ಬರೋದಿಲ್ಲ.
2: ಓಕೆ ಸರ್, ತುಂಬ ಚೆನ್ನಾಗಿ ಮಾಹಿತಿಗಳನ್ನ ನೀಡಿದಿರಿ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಹೈನುಗಾರಿಕೆ ಕುರಿತಂತೆ ಹೆಚ್ಚಿನ ಮಾಹಿತಿಗಳನ್ನ ಕೊಟ್ಟು ಹಾಗೆ ಹೈನುಗಾರಿಕೆ ಮಾಡುವಾಗ ಏನೆಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೋಬೇಕು ಅನ್ನುವಂತಹ ವಿಚಾರಗಳನ್ನ ಕೂಡ ತಿಳಿಸಿದ್ರ. ಸೊ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಜೊತೆನಲ್ಲಿ ಮಾತಾಡೋದಕ್ಕೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡಿ ಹೈನುಗಾರಿಕೆ ಕುರಿತಂತೆ ಹಾಗೆ ಸಮಗ್ರ ಕೃಷಿಯ ಜೊತೆಗೆ ಹೈನುಗಾರಿಕೆಯನ್ನು ಮಾಡಿದಾಗ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಸುಬ್ಬಣ್ಣ ಅವರು ಇವತ್ತು ತಿಳಿಸಿದ್ರು. ಇವತ್ತಿನ ಕಾರ್ಯಕ್ರಮ ನಿಮಗೂ ಕೂಡ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
4: ಅಜ್ಞಾವಂತ ಪರಿಸರ ಸ್ನೇಹಿ ಭಾರತೀಯರು, ಭಾರತವನ್ನು ಆಗಾಗ ಬಡತನದ ದೇಶ, ಹಾವಾಡಿಗರ ದೇಶ, ದರಿದ್ರ ದೇಶ, ಭಿಕ್ಷುಕರ ದೇಶ, ಕೊಳಕು ದೇಶ, ಹೀಗೆ ಅನೇಕ ಕೆಟ್ಟ ಉಪಮೆಗಳನ್ನು ಕೊಟ್ಟು ನಾವು ನಮ್ಮ ದೇಶವನ್ನೇ ನಾವು ಹೀಗೆಳೆಯುತ್ತೇವೆ. ಇಂಥ ಸಂದರ್ಭದಲ್ಲಿ ಒಂದು ಆಶಾದಾಯಕ ವರದಿಯೊಂದು ಹೊರಬಿದ್ದಿದೆ. ನ್ಯಾಷನಲ್ ಜಿಯೋಗ್ರಫಿಕ್ ಸಂಘಟನೆ ಪ್ರಪಂಚದಲ್ಲಿ ಯಾವ ದೇಶ ಅತಿ ಹೆಚ್ಚು ಪರಿಸರ ಸ್ನೇಹಿಯಾಗಿದೆ ಎಂಬುದನ್ನು ಸಮೀಕ್ಷೆ ಮಾಡಿದೆ. ಇದೊಂದು ಗ್ರೀನ್ ಡೆಕ್ಸ್ ಎಂಬ ಆನ್ಲೈನ್ ಸಮೀಕ್ಷೆ. ಇಂದಿನ ಕ್ಷಿಪ್ರ ತಂತ್ರಜ್ಞಾನದ ಸಂದರ್ಭಗಳಲ್ಲಿ SS, ಇಮೇಲ್, ಫೇಸ್ಬುಕ್ಗಳನ್ನು ಬಳಸಿ ಈ ಸಮೀಕ್ಷೆಯನ್ನು ಮಾಡಲಾಗಿದೆ. ಈ ಸಮೀಕ್ಷೆಗೆ ಒಳಗಾದ ಗ್ರಾಹಕರ ಸಂಖ್ಯೆ ಬರೋಬ್ಬರಿ 14,000 ಜನ. ಆಸ್ಟ್ರೇಲಿಯಾ, ಬ್ರೆಜಿಲ್, ಕೆನಡಾ, ಚೀನಾ, ಫ್ರಾನ್ಸ್, ಜರ್ಮನಿ, ಗ್ರೇಟ್ ಬ್ರಿಟನ್, ಹಂಗೇರಿ, ಭಾರತ, ಜಪಾನ್, ಮೆಕ್ಸಿಕೋ, ರಷ್ಯಾ, ಸ್ಪೇನ್ ಹಾಗೂ ಅಮೆರಿಕಾ, ಹೀಗೆ ಒಟ್ಟು 14 ದೇಶಗಳು ಈ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದ್ದವು. ಗ್ರೀನ್ ಡೆಕ್ಸ್ ಎಂಬ ಸಂಸ್ಥೆ ಈ ಸಮೀಕ್ಷೆಯನ್ನು ನಡೆಸಿತ್ತು. ಈ ಸಂಸ್ಥೆ ಅನೇಕ ಪ್ರಶ್ನೆಗಳನ್ನು ಕೂಡ ಪಾಲ್ಗೊಂಡ ದೇಶಗಳಿಗೆ ಕೇಳಿತ್ತು. ಆಯಾ ದೇಶದ ವಸತಿ ಎಷ್ಟಿದೆ, ಸಾಗಾಣಿಕೆ ಹೇಗಿದೆ, ಜನರು ಏನನ್ನು ಆಹಾರ ಸೇವನೆ ಮಾಡುತ್ತಾರೆ, ಅವರ ಕೊಳ್ಳುವ ಸ್ವಭಾವ ಹೇಗಿದೆ, ಜೀವನ ಶೈಲಿ ಹೇಗಿದೆ, ಇವೆಲ್ಲವುಗಳು ಕೂಡ ಆ ಸಮೀಕ್ಷೆಯಲ್ಲಿ ಕೇಳಲ್ಪಟ್ಟ ಪ್ರಶ್ನೆಗಳು. ಅಂತ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಆಯಾ ದೇಶಗಳು ಕೊಟ್ಟಿದ್ದವು. ಜನರಲ್ಲಿ ಪರಿಸರ ಸುಸ್ಥಿರತೆ ಯಾವ ಮಟ್ಟದಲ್ಲಿದೆ ಎಂಬುದನ್ನು ಮೌಲ್ಯಮಾಪನದಿಂದ ತೀರ್ಮಾನ ಮಾಡಲಾಗಿತ್ತು. ಆಗ ಆ ತೀರ್ಮಾನದಲ್ಲಿ ಭಾರತ ಮತ್ತು ಬ್ರೆಜಿಲ್ ದೇಶಗಳು 160 ಪಡೆದು ಪ್ರಥಮ ಸ್ಥಾನದಲ್ಲಿದ್ದವು. ಹಾಗೆ ಇನ್ನೂ 12 ದೇಶಗಳು ಕೇವಲ 40 ಪಡೆದು ಜಸ್ಟ್ ಪಾಸ್ ಆಗಿದ್ದವು. ಜಗತ್ತಿನಲ್ಲಿಯೇ ಮುಂದುವರಿದ 12 ದೇಶಗಳು ಅಂದರೆ ಅಮೆರಿಕಾ, ಇಂಗ್ಲೆಂಡ್, ಫ್ರಾನ್ಸ್, ಜರ್ಮನಿ, ಜಪಾನ್ ಹಾಗೂ ಆಸ್ಟ್ರೇಲಿಯಾ ದೇಶಗಳು ಪರಿಸರ ಸ್ನೇಹಿಯಾಗಿದೆ ಆಗಿರುವಲ್ಲಿ ಹಿಂದೆ ಬಿದ್ದಿದ್ದವು. ಅಂದರೆ ನಮಗೆ ಆಶ್ಚರ್ಯವಾಗುತ್ತದೆ, ಕೈಗಾರಿಕೆ, ಭೂತಾಪದ ಏರಿಕೆ, ಹಸಿರುಮನೆ ಪರಿಣಾಮ, ಹೊಗೆ ಉಗುಳುವ ಕಾರು, ಬೈಕು, ರಾಸಾಯನಿಕಗಳ ಬಳಕೆ, ಕೀಟನಾಶಕಗಳ ಬಳಕೆ, ಸುಡುವ ತೈಲಗಳು, ಹೀಗೆ ಪರಿಸರ ಮಾರಕ ವಸ್ತುಗಳು ಈ ಎಲ್ಲ ದೇಶಗಳಲ್ಲೂ ಕಂಡು ಬರುತ್ತವೆ. ಅವುಗಳೇ ಆ ದೇಶಗಳು ಹಿಂದುಳಿಯಲು ಮಾನದಂಡಗಳಾದವು. ಅಂತಾರಾಷ್ಟ್ರೀಯ ಶೃಂಗಸಭೆಗಳಲ್ಲಿ ಈ ಮಾನದಂಡಗಳೇ ಭಾರತದಂತಹ ದೇಶಗಳು ಮಾಲಿನ್ಯದಿಂದ ಕೂಡಿವೆ ಎನ್ನಲು ಕೂಡ ಕಾರಣವಾಗಿದ್ದವು. ಹೀಗೆ ಈಗ ಗ್ರೀನ್ ಡೆಕ್ಸ್ ನಡೆಸಿದ ಸಮೀಕ್ಷೆಯ ಪ್ರಕಾರ ಪರಿಣಾಮವೇ ಬೇರೆ ಆಗಿದೆ. ಹಾಗಾದರೆ ಭಾರತ ಪರಿಸರ ಸ್ನೇಹಿಯಾದ ಪ್ರಪಂಚದ ಮೊದಲ ದೇಶವೆನ್ನಲು ಯಾವ ಮಾನದಂಡಗಳನ್ನು ಗ್ರೀನ್ ಡೆಕ್ಸ್ ಸಂಸ್ಥೆ ತನ್ನ ಸಮೀಕ್ಷೆಯಲ್ಲಿ ತಿಳಿಸಿದೆ ಎಂದು ಕೇಳಿದರೆ ಅವೆಲ್ಲವೂ ಕೂಡ ನಮ್ಮ ಗಮನಕ್ಕೆ ಬರುತ್ತವೆ. ಇಡೀ ಪ್ರಪಂಚದಲ್ಲಿ ಭಾರತದ ಮನೆಗಳು ಪುಟ್ಟ ಪುಟ್ಟ ಮನೆಗಳು, ಅವು ಗಗನಚುಂಬಿಗಳಲ್ಲ. ಹಾಗಾಗಿ ಪುಟ್ಟ ಪುಟ್ಟ ಮನೆಗಳು ಕೂಡ ಪರಿಸರ ಸ್ನೇಹಿ ಮನೆಗಳು. ಭಾರತೀಯರು ತಮ್ಮ ನಿತ್ಯ ಬದುಕಿನಲ್ಲಿ ಪರಿಸರ ಸ್ನೇಹಿಗಳಾಗಿ ಅನೇಕ ವಸ್ತುಗಳನ್ನು ಬಳಸುತ್ತಾರೆ. ಆದರೆ ಬೇರೆ ಬೇರೆ ದೇಶಗಳಲ್ಲಿ ಅಂಥ ವಸ್ತುಗಳನ್ನು ಬಳಸುವುದಿಲ್ಲ. ಭಾರತೀಯರು ಬಳಸುವ ಪೊರಕೆಗಳು, ಪುಟ್ಟಿಗಳು, ಸಲಿಕೆ ಗುದ್ದಲಿಗಳು, ಹಾಗೆ ಆಹಾರಕ್ಕಾಗಿ ಬಳಸುವ ತರಕಾರಿಗಳು, ಧಾನ್ಯಗಳು, ಹಣ್ಣುಗಳು, ಹಂಪಲುಗಳು ಇವೆಲ್ಲವೂ ಕೂಡ ಪರಿಸರ ಸ್ನೇಹಿಯಾಗಿರುತ್ತವೆ. 40% ಭಾರತೀಯರು ಕೊಳ್ಳುವ ವಸ್ತುಗಳು ಹಾಳಾಗಲು ಅವರು ಬಿಡುವುದೇ ಇಲ್ಲ. ಅಂದರೆ ಭಾರತದ ಎಲ್ಲ ಮನೆಗಳಲ್ಲೂ ಹಳೆಯ ವಸ್ತುಗಳೇ ಕಂಡುಬರುತ್ತವೆ. ಭಾರತೀಯರ ಒಂದು ಜೀವನ ಶೈಲಿ ಎಂದರೆ ಒಂದು ಹಾಳಾದ ವಸ್ತುವನ್ನು ಮತ್ತೆ ರಿಪೇರಿ ಮಾಡಿಸಿ ಅಥವಾ ದುರಸ್ತಿ ಮಾಡಿಸಿ ಬಳಸುವುದು. ಹಾಗಾಗಿ ಅವರು ಪರಿಸರ ಸ್ನೇಹಿಗಳಾಗಿ ಕಾಣುತ್ತಾರೆ. ಕಡಿಮೆ ಪ್ರಮಾಣದಲ್ಲಿ ಸಾರ್ವಜನಿಕ ವಾಹನಗಳಲ್ಲಿ ಜನ ಓಡಾಡುತ್ತಾರೆ. ನಾವು ಬೇರೆ ದೇಶಗಳಲ್ಲಿ ಓಡಾಡುವ ಜನಗಳನ್ನೇ ಕಾಣುವುದಿಲ್ಲ. ಲಂಡನ್ನಲ್ಲಾಗಲಿ, ಪ್ಯಾರಿಸ್ನಲ್ಲಾಗಲಿ, ನ್ಯೂಯಾರ್ಕಿನಲ್ಲಾಗಲಿ, ದುಬೈನಲ್ಲಾಗಲಿ ನಾವು ರಸ್ತೆಗಳಲ್ಲಿ ಹೊರಟರೆ ಎಲ್ಲಿಯೂ ಒಬ್ಬ ಮನುಷ್ಯ ನಡೆದುಕೊಂಡು ಹೋಗುವುದನ್ನು ನೋಡಲು ಸಾಧ್ಯವಿಲ್ಲ. ಎಲ್ಲರೂ ಕಾರುಗಳಲ್ಲೇ ಓಡಾಡುತ್ತಾರೆ. ಆದರೆ ಭಾರತದಲ್ಲಿ ಮಾತ್ರ ಸಾರ್ವಜನಿಕ ಬಸ್ಸುಗಳಲ್ಲಿ ಓಡಾಡುವುದರಿಂದ ನಾವು ಹೆಚ್ಚು ಪರಿಸರ ಸ್ನೇಹಿಗಳು ಎಂದು ಹೇಳಬಹುದು. ಕಾರು, ಟ್ಯಾಕ್ಸಿಗಳ ಮೂಲಕ ಬೇರೆ ಬೇರೆ ದೇಶಗಳಲ್ಲಿ ಹೆಚ್ಚು ಜನ ಓಡಾಡುತ್ತಾರಲ್ಲ, ಅದು ಪರಿಸರಕ್ಕೆ ಮಾರಕ. ಸ್ನಾನಕ್ಕಾಗಿ ಬಹಳ ಜನ ಸೌರಶಕ್ತಿ ಬಳಸಿ ಅಥವಾ ತಣ್ಣೀರು ಬಳಸಿ ಭಾರತದಲ್ಲಿ ಸ್ನಾನ ಮಾಡುತ್ತಾರೆ. ಭಾರತೀಯರು ಮಾಂಸಾಹಾರಕ್ಕಿಂತ ಸಸ್ಯಾಹಾರವನ್ನೇ ಹೆಚ್ಚು ಬಳಸುತ್ತಾರೆ. ತರಕಾರಿ, ಸಿರಿಧಾನ್ಯ, ದ್ವಿದಳ ಧಾನ್ಯ ಇವೆಲ್ಲವೂ ಕೂಡ ಭಾರತೀಯರು ಬಳಸುವ ಉತ್ಪನ್ನಗಳು. ತಾವೇ ಬೆಳೆದ ಕೃಷಿ ಉತ್ಪನ್ನಗಳನ್ನು ತಾವೇ ಬಳಸುವುದು ಇಲ್ಲಿಯ ಒಂದು ಜಾಯಮಾನ. ಬಹಳ ಜನ ಹೋಟೆಲ್ಗಳಿಗಿಂತ ಮನೆಗಳಲ್ಲೇ ಹೆಚ್ಚು ಅಡಿಗೆಗಳನ್ನು ಮಾಡಿ, ತಿಂಡಿಗಳನ್ನು ಮಾಡಿ ಊಟ ಮಾಡುತ್ತಾರೆ, ತಿನ್ನುತ್ತಾರೆ. ಹಾಗಾಗಿ ಹೋಟೆಲ್ ಸಂಸ್ಕೃತಿ ಭಾರತಕ್ಕಲ್ಲ ಎಂಬುದು ಈಗಾಗಲೇ ಮನದಟ್ಟಾಗಿದೆ. ಭಾರತೀಯರು ಹೆಚ್ಚು ಜನ ಪರಿಸರಕ್ಕೆ ಸಂಬಂಧಿಸಿದ ಸಭೆ, ಸಮಾರಂಭ, ಪ್ರತಿಭಟನೆ, ಮುಷ್ಕರ ಇವುಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ಅನೇಕ ಕಡೆ ಸೈಕಲ್ ಕ್ಲಬ್ಗಳು ಆರಂಭವಾಗಿವೆ. ಎಲ್ಲ ಪಾರ್ಕ್ಗಳಲ್ಲಿ ಹೋದರೆ ಪಾದಚಾರಿಗಳನ್ನು ನಾವು ನೋಡಬಹುದು. ಹೀಗೆ ಹೆಚ್ಚು ಜನ ಭಾರತೀಯರು ಈ ಎಲ್ಲ ಜೀವನ ಶೈಲಿಗಳನ್ನು ಅಳವಡಿಕೆ ಮಾಡಿಕೊಂಡಿರುವುದರಿಂದ ಅವರು ಬಳಸುವ ಕಾರ್ಬನ್ ಡೈಆಕ್ಸೈಡ್ ಅತ್ಯಂತ ಕಡಿಮೆಯಾಗಿದೆ ಎಂದೇ ಹೇಳಬಹುದು. ಹೀಗೆ ಗ್ರೀನ್ ಡೆಕ್ ಸಮೀಕ್ಷೆಯಲ್ಲಿ ಈ ಎಲ್ಲ ಅಂಶಗಳು ಪರಿಗಣನೆಯಾಗಿವೆ. ಭಾರತ ಪರಿಸರ ಸ್ನೇಹಿಯಾಗಿ ಬದುಕು ಕಟ್ಟಿಕೊಂಡಿದೆ ಎನ್ನುವ ಅಂಶ ಇಲ್ಲಿ ಗಮನಕ್ಕೆ ಬಂದಿದೆ. ನಾವು ಪರಿಸರ ಸ್ನೇಹಿಯಾಗುವುದನ್ನು ಇನ್ನೂ ಮುಂದುವರಿಸಬೇಕು ಎಂಬುದನ್ನು ಈ ಗ್ರೀನ್ ಡೆಕ್ಸ್ ಸಮೀಕ್ಷೆಯ ಮೂಲಕ ನಾವು ತಿಳಿದುಕೊಳ್ಳಬಹುದು.
3: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡ್ ಹೋಗು.
1: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

ನೀವ್ ಇಂಡಿಯನ್ಸೇ ಇಷ್ಟು, ರಾತ್ರಲ್ಲ ಅವ್ನು ಇವಳ ಜೊತೆ ಏನ್ ಮಾಡ್ತಾಳೆ, ಇವ್ನು ಅವಳ ಜೊತೆ ಏನ್ ಮಾಡ್ತಾಳೆ ಅಂತ ಕನಸು ಕಟ್ಕೊಂಡು ನಿಮ್ಮ ಅಮೂಲ್ಯ ಇವತ್ತು ರಾತ್ರಿಗಳೆಲ್ಲ ವೇಸ್ಟ್ ಮಾಡ್ಕೊಂಡ್ಬಿಡ್ತೀರಾ. ಅಂದವಾದ ಹೆಣ್ಣು ನೋಡ್ರೆ ನಿಮ್ಗೆಲ್ಲ ಹೊಟ್ಟೆ ಒರಿ ಜಲಸಿ, ಹೆಣ್ಣು ತನ್ನ ಅಂದ ತೋರಿಸ್ರೆ ನೀವೆಲ್ಲ ಹೊಲಸ್ ಕತೆ ಕಟ್ತೀರಾ ಅಂತ ಸಹೋದ್ರೆ ಬಹಿಷ್ಕಾರ ಆಗ್ತೀರಾ. ಇನ್ನೀ ದೇಶ ಅಂದವಾಗ ಹೆಂಗ್ ಕಾಣಿಸುತ್ತೆ ಮ್ಯಾನ್, ಹೆಂಗ್ ಕಾಣಿಸುತ್ತೆ? ಅವ್ರವ್ರಿಗೆ ಇಷ್ಟ ಆದ್ರ ಜೊತೆ ಅವ್ರು ಇರ್ಬೇಕು, ಅವ್ರವ್ರಿಗೆ ಇಷ್ಟ ಆದ್ರ ಜೊತೆ ಅವ್ರು ಆರಾಮ ಓಡಾಡ್ಕೊಂಡು ಇರ್ಬೇಕು, ಅವ್ರನ್ನ ಯಾರು ಕೇಳಬಾರ್ದು. ಅದಕ್ಕೆ ತಾನೇ ಬ್ರಿಟಿಷ್ ನಮ್ಗೆ ಸ್ವತಂತ್ರ ಕೊಟ್ಟಿದ್ದು. ಫ್ರೀಡಮ್ ಬಂತು ಅಂತ ವರ್ಷಕ್ಕೊಂದ್ಸತಿ ಬಾವುಟ ಆರಿಸ್ಬಿಟ್ಟು ಎಲ್ಲ ಚಪ್ಪಾಳೆ ತರ್ಬಿಟ್ಟು ಸ್ವೀಟ್ ತಿಂತೀರಾ? ಈ ದೇಶದಲ್ಲಿ ಒಂದೇ ಒಂದು ಹುಡುಗಿ ಅವ್ಳು ಇಷ್ಟ ಆಗತ್ರ ಡ್ರೆಸ್ ಹಾಕೊಂಡಾಗ ಬಿಟ್ಟಿದ್ದೀರಾ ಮ್ಯಾನ್ ನೀವು ಬಿಟ್ಟಿದ್ದೀರಾ? ಒಂದ್ ಹುಡುಗ ಹುಡುಗಿ ಪಬ್ಲಿಕ್ ಅಲ್ಲಿ ಆರಾಮ ಎರಡು ಅವರು ಮಾತಾಡಕ್ ಬಿಟ್ಟಿದ್ದೀರಾ ಮ್ಯಾನ್ ನೀವು ಬಿಟ್ಟಿದ್ದೀರಾ? ಒಂದ್ ಹುಡುಗ ಹುಡುಗಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಮದುವೆ ಆಗೋದಕ್ಕೆ ಬಿಟ್ಟಿದ್ದೀರಾ ಮ್ಯಾನ್ ನೀವು ಬಿಟ್ಟಿದ್ದೀರಾ? ಮನೆಯಲ್ಲಿ ಅಪ್ಪ ಅಮ್ಮ ನೋಡಿದ ಹುಡುಗನ್ನ ಹುಡುಗಿ ಮದುವೆ ಆಗಬೇಕು, ಇದು ನಿಮ್ಮ ಸಂಪ್ರದಾಯ. ಟ್ರೆಡಿಷನಲ್ ರೇಪಿಸ್ಟ್ಗಳು ಮಾಡ್ತಿರೋಂತ ಫ್ಯಾಮಿಲಿ ಬಲಾತ್ಕಾರ ಅರೇಂಜ್ಡ್ ಅತ್ಯಾಚಾರ. ಈ ದೇಶದಲ್ಲಿ ಆಸೆಗಳನ್ನೆಲ್ಲ ಆಚಾರದ ಅಡಿಲ್ ಹಾಕಿ ಬೆಳವಣಿಗೆನೆಲ್ಲ ಭಗವಂತನಿಗೆ ಬಲಿ ಕೊಟ್ಟು ಮನುಷ್ಯರ ಸ್ವಾತಂತ್ರ್ಯನ ಸಂಪ್ರದಾಯ ಅನ್ನೋ ಶೋಲೆ ಕೇರಿಸಿ ಕಷ್ಟಪಟ್ಟು ಮೇಲ್ಬರೋರ್ನೆಲ್ಲ ಕಟ್ಟಪಾಳಲ್ಲಿ ಕಟ್ಟಾಕಿ ಭಾವನೆಗಳನ್ನ ನೂರಾರು ಭಾಷೆಯಲ್ಲಿ ಬಂದಿಸಿ ಜಾಲಿ ಆಗಿರೋನ್ನ ಜಾತಿಲ್ ಜಾಲಾಡಿ ಮಾತಾಡೋರ್ನ ಮತಪೆಟ್ಟಿಗೆಲ್ಲ ಹಾಕಿ ಮೂರ್ಖರನ್ನ ಮುಖಂಡರ ಮಾಡಿ ಅಖಂಡ ಭಾರತ ಜಯನಂತ ಉಂಡಾಡಿ ಗುಂಡ್ರಿಗೆ ಈ ಪುಂಡನ ಬಂಡತನದ ಮಾತಿನ ಟ್ರೆಂಡ್ ಇಷ್ಟ ಆಗ

ಇದೀಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತದೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ತಮಗೆಲ್ಲರಿಗೂ ನಮ್ಮ ಈ ಒಂದು ವಾಹಿನಿಯನ್ನ ಆಲಿಸುತ್ತಿರುವಂತ ನನ್ನ ಪ್ರೀತಿಯ ಗುರು ಹಿರಿಯರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ನಮಗೆ ಪಾಠ ಹೇಳಿಕೊಟ್ಟಿರುವಂತ ಗುರು ಹಿರಿಯರಿಗೆ ಮೊದಲಿಗೆ ನಮಸ್ಕರಿಸುತ್ತಾ 80th ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ನಮ್ಮ ಈ ಒಂದು ವಾಹಿನಿಯಲ್ಲಿ ಸ್ವಾತಂತ್ರ್ಯ ಉತ್ಸವದ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಇದೀಗ ಪ್ರಾರಂಭ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರ ಪ್ರೀತಿಯ ಸುಬ್ರಹ್ಮಣ್ಯ ಐತಾಳ್, ಸಾಲಿಗ್ರಾಮ, ಉಡುಪಿ ಜಿಲ್ಲೆ. ಆತ್ಮೀಯ ಕೇಳುಗರೆ, ಮೊದಲಿಗೆ ಒಂದು ದೇಶಭಕ್ತಿ ಗೀತೆಯತ್ತ ಸಾಗೋಣ. ಅದುವೇ ಗಾಯನ ಮಧುರ ಭಟ್ ಅವರಿಂದ ಭರತ ನಾಳಿದ ದರೆಯು ನಮ್ಮದು ಎನ್ನುವಂತ ಒಂದು ಸುಮಧುರವಾದಂತಹ ದೇಶಭಕ್ತಿ ಗೀತೆ. ಇದು ಉಮಾ ನಾಗರಾಜ್ ಬರೆದಿರುವಂತಹ ಒಂದು ಅದ್ಭುತವಾದಂತಹ ದೇಶಭಕ್ತಿ ಗೀತೆಯೊಂದಿಗೆ ನಮ್ಮ ಇಂದಿನ ಈ ಒಂದು ವಿಶೇಷವಾದಂತಹ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿಯ ಸುಬ್ರಹ್ಮಣ್ಯ ಐತಾಳ್.

ಪ್ರೀತಿಯ ಶ್ರೋತೃ ಬಾಂಧವರೇ, ಇದುವರೆಗೆ ಮಧುರ ಭಟ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಒಂದು ದೇಶಭಕ್ತಿ ಗೀತೆಯನ್ನ ತಾವೆಲ್ಲ ಕೇಳಿ ಆನಂದಿಸಿರಬಹುದು. ಇದೀಗ ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಒಂದಿಷ್ಟು ಮಾತುಗಳನ್ನ ತಮ್ಮ ಮುಂದೆ ಇಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಭಾರತದ 80ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ದೇಶದ ಭವ್ಯ ಪರಂಪರೆಯ ತ್ಯಾಗ, ಸಮೃದ್ಧಿ ಮತ್ತು ಉಜ್ವಲ ಭವಿಷ್ಯವನ್ನ ಪ್ರತಿಬಿಂಬಿಸುವಂತ ಒಂದು ಧನಾತ್ಮಕವಾದಂತ ಚಿಂತನೆ. ಸ್ವಾತಂತ್ರ್ಯ ಎಂದರೆ ಕೇವಲ ಹಳೆಯ ಸಂಕೋಲೆಗಳನ್ನ ಕಳಚಿಕೊಳ್ಳುವುದಷ್ಟೇ ಅಲ್ಲ, ನವ ಭಾರತದ ಕನಸುಗಳಿಗೆ ರೆಕ್ಕೆ ಕಟ್ಟಿ ವಿಶ್ವ ಗುರುವಿನ ಹಾದಿಯಲ್ಲಿ ಹೊಸ ಇತಿಹಾಸ ಬರೆಯುವುದು. ಹಾಗೆ ತ್ಯಾಗ ಮತ್ತು ಪವಿತ್ರವಾದಂತ ನೆನಪುಗಳು. ಇದೀಗ ಭಾರತ ಇಂದು ತನ್ನ 80ನೇ ಸ್ವಾತಂತ್ರ್ಯೋತ್ಸವದ ಭವ್ಯ ಹೆಜ್ಜೆಯನ್ನ ಇಡುತ್ತಾ ಇದೆ. ಈ ಒಂದು ಶುಭ ದಿನವು ನಮಗೆ ನಮ್ಮ ಮಹಾನ್ ದೇಶಭಕ್ತರ ಅಪಾರ ತ್ಯಾಗವನ್ನ ನೆನಪಿಸುತ್ತದೆ. ಕೋಟ್ಯಾಂತರ ಕ್ರಾಂತಿಕಾರಿಗಳ ಬಲಿದಾನದ ಫಲವೇ ಇದು ನಾವು ಉಸಿರಾಡುತ್ತಿರುವಂತ ಸ್ವತಂತ್ರ ಗಾಳಿ. ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಅವರಂತ ವೀರರಿಗೆ ವಿಚಾರಗಳು ಇಂದು ನಮಗೆ ಆಶಾಕಿರಣ. ಸ್ವಾತಂತ್ರ್ಯವೆಂಬುದು ಉಚಿತವಾಗಿ ಸಿಕ್ಕಿದ್ದಲ್ಲ, ಸಾವಿರಾರು ಜೀವಗಳ ತರ್ಪದಿಂದ ಬಂದದ್ದು. ನಮ್ಮ ತ್ರಿವರ್ಣ ಧ್ವಜವು ಭರವಸೆ, ಶಾಂತಿ ಮತ್ತು ಶೌರ್ಯದ ಸಂಕೇತವಾಗಿ ಗಗನದಲ್ಲಿ ಹಾರಾಡುತ್ತಿದೆ. ಪ್ರತಿಯೊಂದು ರಕ್ತದ ಹನಿಯು ಈ ಮಣ್ಣಿನ ಗೌರವವನ್ನ ಎತ್ತಿ ಹಿಡಿದಿದೆ. ನಾವು ಪಡೆದ ಈ ಒಂದು ಸ್ವಾತಂತ್ರ್ಯವನ್ನು ರಕ್ಷಿಸುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಹಾಗೆ ತ್ಯಾಗದ ಬುನಾದಿಯ ಮೇಲೆ ನಿರ್ಮಾಣಗೊಂಡ ಈ ದೇಶ ಎಂದಿಗೂ ಅಜಯ. ಸ್ವಾತಂತ್ರ್ಯ ಯೋಧರಿಗೆ ಪ್ರಣಾಮವನ್ನ ಸಲ್ಲಿಸುವುದೇ ಈ ಒಂದು ದಿನದ ನಿಜವಾದಂತ ಧನ್ಯತೆ ಅಂತ ಹೇಳುತ್ತಾ ಇದೀಗ ಒಂದು ಸುಂದರವಾಗಿರುವಂತ ದೇಶಭಕ್ತಿ ಗೀತೆಯತ್ತ ಸಾಗೋಣ. ಅದುವೇ ಇದು ಬಾಪೂಜಿ ಬೆಳಗಿದ ಭಾರತ, ಕಾವೇರಿ ಹರಿಯುವ ಭಾರತ ಎನ್ನುವಂತ ಒಂದು ಸುಮಧುರವಾದಂತ ಈ ಒಂದು ದೇಶಭಕ್ತಿ ಗೀತೆಯನ್ನ ಕೇಳಿದ ನಂತರ ಮತ್ತೆ ನಿಮ್ಮನ್ನ ಭೇಟಿಯಾಗ್ತಾ ಇದ್ದೀನಿ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ. ನಿಮ್ಮ ಸುಬ್ರಹ್ಮಣ್ಯ ಐತಾಳ್.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದು ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ನಮ್ಮ ಒಂದು ವಾಹಿನಿಯಲ್ಲಿ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಇದುವರೆಗೆ ತಾವು ಬಾಪೂಜಿ ಬೆಳಗಿದ ಭಾರತ ಎನ್ನುವಂತಹ ಒಂದು ಸುಂದರವಾಗಿರುವಂತಹ ದೇಶಭಕ್ತಿ ಗೀತೆಯನ್ನ ತಾವೆಲ್ಲ ಕೇಳಿ ಆನಂದಿಸಿರಬಹುದು. ಇದೀಗ ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ, ವೈವಿಧ್ಯತೆಯಲ್ಲಿ ಏಕತೆಯನ್ನ ಮೆರೆಯುವುದೇ ಭಾರತದ ಒಂದು ನಿಜವಾದಂತಹ ಶಕ್ತಿ. ವಿವಿಧ ಭಾಷೆ, ಸಂಸ್ಕೃತಿ ಮತ್ತು ಆಚಾರಗಳಿದ್ದರೂ ನಾವೆಲ್ಲರೂ ಒಂದೇ ಭಾರತೀಯರು. ಸಮಾನತೆ ಮತ್ತು ಸಹೋದರ ತತ್ವ ನಮ್ಮ ತಾಯ್ನಾಡಿನ ಒಂದು ಜೀವಾಳ. ಒಗ್ಗಟ್ಟಿನಲ್ಲಿ ಬಲವಿದೆ, ಪ್ರೀತಿಯಲ್ಲಿ ದೇಶದ ಭವಿಷ್ಯವಿದೆ. 80 ವರ್ಷಗಳ ಈ ಒಂದು ಪಯಣದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಹೊಸ ಎತ್ತರಕ್ಕೇರಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಆರ್ಥಿಕತೆಯಲ್ಲಿ ಭಾರತ ಇಂದು ಮುಂಚೂಣಿಯಲ್ಲಿದೆ. ಬಾಹ್ಯಾಕಾಶ ಕ್ಷೇತ್ರದಿಂದ ಹಿಡಿದು ಕೃಷಿಯವರೆಗೆ ಭಾರತದ ಒಂದು ಸಿದ್ಧಿ ಅಪಾರ. ಯುವ ಜನತೆಯ ಕೌಶಲ್ಯವೇ ನಮ್ಮ ದೇಶದ ಅತಿ ದೊಡ್ಡ ಆಸ್ತಿ. ಪ್ರತಿಯೊಬ್ಬ ಪ್ರಜೆಯು ಕೊಡುಗೆಯು ದೇಶದ ಬೆಳವಣಿಗೆಗೆ ಮುಖ್ಯ. ಧನಾತ್ಮಕವಾದಂಥ ಆಲೋಚನೆ ಮತ್ತು ಕಠಿಣ ಪರಿಶ್ರಮವೇ ರಾಷ್ಟ್ರದ ನಿರ್ಮಾಣದ ಒಂದು ಸೂತ್ರ ಅಂತ ಹೇಳುತ್ತಾ, ಇದೀಗ ಒಂದು ಸುಂದರವಾಗಿರುವಂತ ದೇಶಭಕ್ತಿ ಗೀತೆಯತ್ತ ಸಾಗೋಣ. ಅದುವೇ ನಾವೆಲ್ಲರೂ ಭಾರತೀಯರು ಎಂದಿಗೂ ಭಾವ ಮೂಡಲಿ ಎಂದು ಹಾಡುತ್ತಾ ಈ ಒಂದು ಸುಂದರವಾದಂತಹ ಗೀತೆ ಇದೀಗ ನಿಮಗಾಗಿ ಕೇಳಿ ಆನಂದಿಸೋಣ. ಅದುವೇ ಈ ಒಂದು ಗೀತೆಯನ್ನ ಹಾಡಿದಂತ ಗಾಯಕರು ಕುಮಾರಿ ಭೂಮಿಕಾ, ಕುಮಾರಿ ಪೂರ್ವಿಕಾ. ಇವರ ಒಂದು ಮಧುರವಾದಂತ ಕಂಠದಲ್ಲಿ ಮೂಡಿ ಬರಲಿರುವ ಈ ಒಂದು ದೇಶಭಕ್ತಿ ಗೀತೆ ಇದೀಗ ನಿಮಗಾಗಿ. ಹಾಗೆ ಈ ಒಂದು ಭಕ್ತಿ ಗೀತೆಯ ಸಾಹಿತ್ಯ ಮತ್ತು ಸಂಗೀತ ಪದ್ಮಶ್ರೀ ಇಬ್ರಾಹಿಂ ಸುತಾರ್ ಅವರಿಂದ. ಇದೀಗ ಈ ಒಂದು ಭಕ್ತಿ ಗೀತೆಯನ್ನ ತಾವೆಲ್ಲ ಕೇಳಿದ ನಂತರ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ. ನಿಮ್ಮ ಬಾನುಲಿ ಗೆಳೆಯನಾಗಿರುವಂತ ಸುಬ್ರಹ್ಮಣ್ಯ ಐತಾಳ್, ಸಾಲಿಗ್ರಾಮ, ಉಡುಪಿ ಜಿಲ್ಲೆ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ?
1: ಏನು ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಇದುವರೆಗೆ ನಾವೆಲ್ಲರೂ ಭಾರತೀಯರು ಎಂಬ ಒಂದು ಸುಂದರವಾದಂತಹ ದೇಶಭಕ್ತಿ ಗೀತೆಯನ್ನ ತಾವೆಲ್ಲ ಕೇಳಿ ಆನಂದಿಸಿರಬಹುದು. ಇದೀಗ ಮತ್ತೆ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ 80ನೇ ವರ್ಷದ ಈ ಒಂದು ಉತ್ಸವವು ಹೊಸ ಭರವಸೆ ಮತ್ತು ನಂಬಿಕೆಯನ್ನ ಮೂಡಿಸುತ್ತದೆ. ಬಡತನ, ಅಜ್ಞಾನ ಮತ್ತು ಭ್ರಷ್ಟಾಚಾರ ಮುಕ್ತ ಭಾರತವನ್ನ ಕಟ್ಟುವುದು ನಮ್ಮ ಗುರಿ. ಡಿಜಿಟಲ್ ಯುಗದಲ್ಲಿ ಭಾರತವು ಪ್ರಪಂಚಕ್ಕೆ ಮಾದರಿಯಾಗಿ ಬೆಳೆದಿರುತ್ತದೆ. ನಮ್ಮ ಸಂಸ್ಕೃತಿ ಮತ್ತು ತಂತ್ರಜ್ಞಾನಗಳ ಅಪೂರ್ವ ಸಮ್ಮಿಲನವೇ ಭಾರತದ ಗುರುತು. ಪರಿಸರ ರಕ್ಷಣೆ ಮತ್ತು ಹಸಿರು ಕ್ರಾಂತಿಯತ್ತ ನಮ್ಮ ಹೆಜ್ಜೆಗಳು ಸಾಗುತ್ತಾ ಇದೆ. ಶಿಕ್ಷಣ ಮತ್ತು ಜ್ಞಾನದ ಮೂಲವಾಗಿ ಭಾರತ ಮತ್ತೆ ಜಗತ್ತನ್ನ ಬೆಳಗಿಸುತ್ತಿದೆ. ಹೆಣ್ಣು ಮಕ್ಕಳ ಸಬಲೀಕರಣವು ದೇಶದ ಪ್ರಗತಿಗೆ ಹೊಸ ವೇಗವನ್ನ ನೀಡ್ತಾ ಇದೆ. ಸ್ವಾವಲಂಬಿ ಭಾರತ ಅಂದರೆ ಆತ್ಮ ನಿರ್ಭರ ಭಾರತ ಎಂಬ ಕನಸು ಇದು ನನಸಾಗುತ್ತಿದೆ. ಪ್ರತಿಯೊಂದು ಹಳ್ಳಿಯು ಅಭಿವೃದ್ಧಿಯ ಬೆಳಕನ್ನ ಕಾಣುತ್ತಿರುವುದು ಹೆಮ್ಮೆಯ ವಿಷಯ. ನಮ್ಮ ದೇಶದ ಸಾಧನೆಗಳನ್ನ ಕಂಡು ಜಗತ್ತೇ ಇಂದು ವಿಸ್ಮಯದಿಂದ ನೋಡುತ್ತಾ ಇದೆ ಅಂತ ಹೇಳುತ್ತಾ, ಕರ್ತವ್ಯ ಮತ್ತು ಹೊಣೆಗಾರಿಕೆಯನ್ನ ನಮ್ಮ ದೇಶ ಕಂಡಂತ ಭಾರತ ಅಂತ ಹೇಳುತ್ತಾ ಇದೀಗ ಒಂದು ದೇಶಭಕ್ತಿ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ದೇಶ ದೇಶ ದೇಶ ನನ್ನದು ಎನ್ನುವಂತ ಒಂದು ಗೀತ ಭಾರತೀಯ ಈ ಒಂದು ಗೀತೆ ಇದೀಗ ನಿಮಗಾಗಿ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ನಮ್ಮ ಕರುನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂತ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳ್ಕೊಂಡು ಬರೋಣ. ಈ ಒಂದು ಗೀತೆಯ ನಂತರ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿಯ ಸುಬ್ರಹ್ಮಣ್ಯ ಐತಾಳ್, ಸಾಲಿಗ್ರಾಮ, ಉಡುಪಿ ಜಿಲ್ಲೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ಇದುವರೆಗೆ ದೇಶ ದೇಶ ದೇಶ ನನ್ನದು ಎನ್ನುವಂತ ಒಂದು ಗೀತ ಭಾರತೀಯ ಒಂದು ಅದ್ಭುತವಾದಂತಹ ಗೀತೆಯನ್ನ ತಾವೆಲ್ಲ ಕೇಳಿ ಆನಂದಿಸಿರಬಹುದು. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತಹ ರೇಡಿಯೋ ಶಿವಮೊಗ್ಗದಲ್ಲಿ ಇಂದಿನ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ನಿಮ್ಮ ಮುಂದೆ ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ. ನಿಮ್ಮ ಎಲ್ಲರ ಪ್ರೀತಿಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ ಉಡುಪಿ ಜಿಲ್ಲೆ. ಇದೀಗ ಸ್ವಾತಂತ್ರ್ಯೋತ್ಸವದ ಕಥೆಯನ್ನು

ಗೀತೆ ಇದೀಗ ನಿಮಗಾಗಿ ಕೇಳಿ ಆನಂದಿಸಿ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತ ಗೀತೆಯ ನಂತರ ಮತ್ತೆ ನಿಮ್ಮನ್ನ ಭೇಟಿಯಾಗ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ ಉಡುಪಿ ಜಿಲ್ಲೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಒಂದು ವಿಶೇಷವಾದಂತಹ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮ ಒಂದು ವಾಹಿನಿಯಲ್ಲಿ ವಿಶೇಷವಾಗಿ ಒಂದಿಷ್ಟು ಮಾಹಿತಿಗಳನ್ನು ಕೊಡುತ್ತಾ ಒಂದಿಷ್ಟು ದೇಶಭಕ್ತಿ ಗೀತೆಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಈ ದಿನ ಪ್ರಸಾರ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ಸುಬ್ರಹ್ಮಣ್ಯ ಐತಾಳ್, ಸಾಲಿಗ್ರಾಮ, ಉಡುಪಿ ಜಿಲ್ಲೆ. ಹಾಗೆ ಈ ಒಂದು ಕಾರ್ಯಕ್ರಮ ಯಾವ ರೀತಿಯಾಗಿ ಮೂಡಿ ಬಂತು ಅನ್ನೋದನ್ನು ಕೂಡ ನಮ್ಮ ಒಂದು ನಿಲಯದ ಸಂಖ್ಯೆಯಾಗಿರುವಂತ 9686096279, ಹಾಗೆ ನನ್ನ ನಂಬರ್ ಆಗಿರುವಂತ 7406288848 ಈ ನಂಬರ್ಗೆ ತಮ್ಮ ಒಂದು ಸಂದೇಶವನ್ನ ಕಳಿಸಿ ಅಂತ ಹೇಳ್ತಾ ಇದೀಗ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಶಾಂತಿ ಮತ್ತು ಅಹಿಂಸೆಯ ಹಾದಿಯಲ್ಲಿ ಸಾಗುವ ಮೂಲಕ ವಿಶ್ವಕ್ಕೆ ನಾವೆಲ್ಲರೂ ಸೇರಿ ಮಾದರಿಯಾಗೋಣ. ಸ್ಥಳೀಯ ಉನ್ನತಗಳಿಗೆ ಪ್ರೋತ್ಸಾಹವನ್ನ ನೀಡುತ್ತಾ ದೇಶದ ಆರ್ಥಿಕತೆಯತ್ತ ಬಲವನ್ನ ತುಂಬೋಣ. ಪ್ರಕೃತಿ ಮತ್ತು ಪರಿಸರವನ್ನ ಗೌರವಿಸುವುದು ನಮ್ಮ ನಾಳಿನ ಭವಿಷ್ಯಕ್ಕೆ ಒಂದು ಅಡಿಪಾಯವನ್ನ ಹಾಕೋಣ. ಪ್ರತಿಯೊಬ್ಬರ ನಗು ಮತ್ತು ಪ್ರಗತಿಯೇ ಭಾರತದ ನಿಜವಾದಂತಹ ಗೆಲುವು ಅನ್ನುತ್ತಾ ನಮ್ಮ ಚಿಂತನೆಗಳು ಸದಾ ದೇಶದ ಹಿತದೃಷ್ಟಿಯಿಂದಲೇ ಕೂಡಿಕೊಂಡಿರಲಿ ಅನ್ನುತ್ತಾ ಇದೀಗ ಒಂದು ಸುಂದರವಾಗಿರುವಂತಹ ದೇಶಭಕ್ತಿ ಗೀತೆಯತ್ತ ಸಾಗೋಣ. ಅದುವೇ ವೀರ ಧೀರರಾಳಿದ ಭವ್ಯ ಭಾರತ ಎನ್ನುವಂತ ಈ ಒಂದು ಸುಂದರವಾದಂತಹ ಗೀತೆಯನ್ನ ಕೇಳ್ಕೊಂಡು ಬಂದ ನಂತರ ಮತ್ತೆ ಈ ಒಂದು ಕಾರ್ಯಕ್ರಮವನ್ನ ಮುಂದುವರಿಸೋಣ. ಇದೀಗ ಒಂದು ಸುಂದರವಾದಂತಹ ಗೀತೆ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಕನ್ನಡ ನಾಡಿನ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ದೇಶಭಕ್ತಿ ಗೀತೆಯತ್ತ ಸಾಗೋಣ.

0: ಆಹಾರವೆ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಸ್ವಾತಂತ್ರ್ಯೋತ್ಸವದ ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ವಾಹಿನಿಯಲ್ಲಿ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಇದುವರೆಗೆ ವೀರ ಧೀರರಾಳಿದ ಭವ್ಯ ಭಾರತ ಎನ್ನುವಂತಹ ಒಂದು ದೇಶಭಕ್ತಿ ಗೀತೆಯನ್ನ ತಾವೆಲ್ಲ ಕೇಳಿ ಆನಂದಿಸಿರಬಹುದು. ಈಗ ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸುತ್ತ, ಭಾರತವು ವಿಶ್ವದ ಅತಿ ದೊಡ್ಡ ಮತ್ತು ಪ್ರಭಾವಶಾಲಿ ಪ್ರಜಾಪ್ರಭುತ್ವವಾಗಿರುತ್ತದೆ. ಶಾಂತಿ, ಪ್ರೀತಿ ಮತ್ತು ಕರುಣೆಯ ಸಂದೇಶವನ್ನ ಪ್ರಪಂಚಕ್ಕೆ ಸಾರಿದ ದೇಶ ನಮ್ಮ ಭಾರತ ದೇಶ. ಮುಂದಿನ ದಿನಗಳಲ್ಲಿ ಭಾರತವು ಜಾಗತಿಕ ನಾಯಕತ್ವವನ್ನು ವಹಿಸುವುದು ಖಚಿತವಾಗಿರುತ್ತದೆ. ಸಂಕಷ್ಟಗಳನ್ನೆಲ್ಲ ದಾಟಿ ಬೆಳೆಯುವ ಶಕ್ತಿ ಈ ಪುಣ್ಯ ಭೂಮಿಗೆ ಇದೆ. ಹಾಗೆ ಪ್ರತಿ ಒಂದು ಸವಾಲನ್ನ ಸುವರ್ಣ ಅವಕಾಶವಾಗಿ ಮಾರ್ಪಡಿಸುವ ಜಾಣ್ಮೆ ನಮಗಿದೆ ಅನ್ನುತ್ತಾ, ಇದೀಗ ಒಂದು ಸಾವಿರ ದಳ ಕಮಲಿನಿ ಎನ್ನುವಂತ ಒಂದು ದೇಶಭಕ್ತಿ ಗೀತೆ ಅತ್ತ ಸಾಗೋಣ. ಇದು HS ವೆಂಕಟೇಶ ಮೂರ್ತಿ ಅವರು ಬರೆದಿರುವಂತ ಒಂದು ಸುಮಧುರವಾದಂತಹ ಗೀತೆ. ಹಾಗೆ ಉಪಾಸನಾ ಮೋಹನ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಿಮಗಾಗಿ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಕನ್ನಡ ನಾಡಿನ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಇದುವರೆಗೆ ತಾವೆಲ್ಲ ಒಂದು ಸುಮಧುರವಾದಂಥ ಸಾವಿರ ದಳ ಕಮಲಿನಿ ಎನ್ನುವಂಥ ಒಂದು ದೇಶಭಕ್ತಿ ಗೀತೆಯನ್ನ ತಾವೆಲ್ಲ ಕೇಳಿ ಆನಂದಿಸಿರಬಹುದು. ಇದೀಗ ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ, ಸ್ವಾತಂತ್ರ್ಯೋತ್ಸವವು ನಮ್ಮೆಲ್ಲರ ಒಂದು ಹೊಸ ಚೈತನ್ಯ ಮತ್ತು ಉತ್ಸಾಹ ತುಂಬಲಿ, ಹಾಗೆ ನಮ್ಮ ತಾಯ್ನಾಡಿನ ಹೆಮ್ಮೆಯ ಇತಿಹಾಸವನ್ನ ಮುಂದಿನ ಪೀಳಿಗೆಗೆ ದಾಟಿಸೋಣ. ಸರ್ವೇ ಜನ ಸುಖಿನೋ ಭವಂತು ಎಂಬ ತತ್ವವೇ ನಮ್ಮ ಉಸಿರಾಗಲಿ. ಬನ್ನಿ ಕೈ ಜೋಡಿಸಿ ನಮ್ಮ ಭಾರತವನ್ನ ಕಟ್ಟಿ ನಾವೆಲ್ಲರೂ ಸೇರಿ ಶ್ರಮಿಸೋಣ ಎಂದು ಹೀಗೆ ಹೇಳುತ್ತಾ, ಇದೀಗ ಒಂದು ವಿಶ್ವ ಭಾರತ ಜಯವೇನ್ನೀರಿ ಜಯವೇನ್ನೀರಿ ಭಾರತ ಮಾತೆಗೆ ಎನ್ನುವಂಥ ಒಂದು ಸುಂದರವಾದಂಥ ದೇಶಭಕ್ತಿ ಗೀತೆಯತ್ತ ಸಾಗೋಣ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂಥ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂಥ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಇದುವರೆಗೆ ವಿಶ್ವ ಭಾರತ ಜಯವೆನ್ನಿರಿ ಜಯವೆನ್ನಿರಿ ಭಾರತ ಮಾತೆಗೆ ಎನ್ನುವಂತಹ ಒಂದು ಸುಂದರವಾದಂತಹ ದೇಶಭಕ್ತಿ ಗೀತೆಯನ್ನ ತಾವೆಲ್ಲ ಕೇಳಿ ಆನಂದಿಸಿರಬಹುದು. ಇದೀಗ ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಸುಭಾಷ್ ಚಂದ್ರ ಬೋಸ್ ಅವರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಕ್ರಾಂತಿಕಾರಿ ನಾಯಕರಾಗಿರುತ್ತಾರೆ. ಇವರನ್ನ ಪ್ರೀತಿಯಿಂದ ನೇತಾಜಿ ಎಂದು ಕರೆಯುತ್ತಾರೆ. ಜನವರಿ 27, 1897 ಒಡಿಸ್ಸಾದ ಕಟಕ್ನಲ್ಲಿ ಇವರು ಜನಿಸಿರುತ್ತಾರೆ. ಇವರ ತಂದೆ ಜಾನಕಿನಾಥ ಬೋಸ್, ತಾಯಿ ಪ್ರಭಾವತಿ. ಹಾಗೆ ಇವರು ನನಗೆ ರಕ್ತವನ್ನ ನೀಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನ ನೀಡುತ್ತೇನೆ ಅಂತ ಒಂದು ಪ್ರಸಿದ್ಧವಾದಂತ ಘೋಷಣೆಯನ್ನ ಮಾಡಿದಂತ ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು ಇದೀಗ ಆತ್ಮೀಯ ಕೇಳುಗರಿ, ಇದೀಗ ಒಂದು ಸುಂದರವಾದಂತ ದೇಶಭಕ್ತಿ ಗೀತೆಯತ್ತ ಸಾಗೋಣ. ಅದುವೇ ಭಾರತಾಂಬೆಯ ಹೆಮ್ಮೆಯ ಮಕ್ಕಳು ನಾವೆಲ್ಲ ಎನ್ನುವಂತ ಒಂದು ಸುಂದರವಾದಂತ ಗೀತೆ. ಇದು ಸಾಹಿತ್ಯ ಪಾಂಡಿತ್ಯ ಕಲ್ಲಿನಾಥ ಕವಿ ಗವಾಯಿಗಳ ಒಂದು ಸುಂದರವಾದಂತ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಮತ್ತೆ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ, ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿಯಲ್ಲಿ ಒಬ್ಬರಾಗಿರುತ್ತಾರೆ. ಇವರು ಬೆಳಗಾವಿ ಜಿಲ್ಲೆಯ ಕಾಕತಿಯಲ್ಲಿ November 14 ಜನಿಸಿದರು. ತನ್ನ ರಾಜ್ಯದ ಒಂದು ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ವೀರ ವೇಷದಿಂದ ಸಶಸ್ತ್ರಗಳನ್ನ ಹೋರಾಟ ನಡೆಸಿದರು. ಇವರ ಪತಿ ಕಿತ್ತೂರು ರಾಜ ಮಲ್ಲ ಸರ್ಜಾ ದೇಸಾಯಿ ಆಗಿರುತ್ತಾರೆ. ಬ್ರಿಟಿಷರ ದಟ್ಟವನ್ನ ದತ್ತು ಮೊಟಕುಗೊಳಿಸುವಂತ ನೀತಿಯನ್ನ ವಿರೋಧಿಸಿ ಕಿತ್ತೂರು ಸಂಸ್ಥಾನವನ್ನ ರಕ್ಷಣೆಗಾಗಿ ಯುದ್ಧ ಮಾಡಿದಂತ ಇವರು 1828 ನಡೆದ ಮೊದಲ ಯುದ್ಧದ ಬ್ರಿಟಿಷರ ಸೈನ್ಯವನ್ನ ಸೋಲಿಸಿದಂತ ಕೀರ್ತಿ ಇವರದಾಗಿರುತ್ತದೆ. ಇದೀಗ ಆತ್ಮೀಯ ಶ್ರೋತೃ ಬಾಂಧವರೇ, ಓ ತಾಯಿ ಭಾರತಿ ಎನ್ನುವಂತ ಒಂದು ಸುಂದರವಾದಂತಹ ದೇಶಭಕ್ತಿ ಗೀತೆಯ ನಂತರ ಮತ್ತೆ ನಿಮ್ಮನ್ನ ಭೇಟಿಯಾಗ್ತಾ ಇದ್ದೀನಿ. ಈ ಒಂದು ಸುಂದರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇದೀಗ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನಮ್ಮ ಒಂದು ವಾಹಿನಿಯಲ್ಲಿ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಸಾಗ್ತಾ ಇದೆ. ಇದೀಗ ಸಂಗೊಳ್ಳಿ ರಾಯಣ್ಣ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಂಗೊಳ್ಳಿ ರಾಯಣ್ಣ ರಾಣಿ ಚೆನ್ನಮ್ಮನ ಒಂದು ನಂಬಿಕಸ್ಥ ಸೈನಿಕ ಇವರಾಗಿರುತ್ತಾರೆ. ಯುದ್ಧದ ಮೂಲಕ ಬ್ರಿಟಿಷರಿಗೆ ನಡುಕ ಹುಟ್ಟಿಸಿದ ವೀರ ವೇದ ಇವರಾಗಿರುತ್ತಾರೆ. ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಮೈಸೂರು ಹುಲಿ ಎಂದೇ ಖ್ಯಾತರಾಗಿ ಬ್ರಿಟಿಷರ ವಿರುದ್ಧ ದೃಢವಾಗಿ ನಿಂತು ಹೋರಾಡಿದ ಅರಸರು ಇವರಾಗಿರುತ್ತಾರೆ. ಸ್ವಾತಂತ್ರ್ಯ ಚಳವಳಿಯಲ್ಲಿ ಗಾಂಧೀಜಿಯವರ ಕರೆಗೆ ಓಗೊಟ್ಟು ಹೋರಾಡಿದ ಕನ್ನಡಿಗರಲ್ಲಿ ಇವರೂ ಕೂಡ ಒಬ್ಬರು ಆಗಿರುತ್ತಾರೆ ಅಂತ ಹೇಳುತ್ತಾ, ಇದೀಗ ಉಮೇಶ್ ಮುಂಡಳ್ಳಿ ಅವರಿಂದ ಒಂದು ಸುಂದರವಾದಂತ ದೇಶಭಕ್ತಿ ಗೀತೆಯತ್ತ ಸಾಗೋಣ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ತಾವೆಲ್ಲರೂ ಇದುವರೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ತಾವೆಲ್ಲ ಕೇಳಿ ಆನಂದಿಸಿರಬಹುದು. ಈ ಒಂದು ಕಾರ್ಯಕ್ರಮವನ್ನ, ಈ ಒಂದು ಗೀತೆಯೊಂದಿಗೆ ಇಂದಿನ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದೇಶವೇ ಮೊದಲು ಎನ್ನುವಂತ ಒಂದು ಸುಂದರವಾದಂತ ದೇಶಭಕ್ತಿ ಗೀತೆಯೊಂದಿಗೆ ನಮ್ಮ ಇಂದಿನ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಇದು ಇಂದು ಎಂದು ಎಂದೆಂದಿಗೂ ದೇಶ ಪ್ರೇಮ ಸಾರುವಂತ ಒಂದು ಸುಂದರವಾದಂತಹ ಗೀತೆಯನ್ನ ನಾವೆಲ್ಲರೂ ಸೇರಿ ಹಾಡೋಣ. ಅದ್ಭುತವಾದಂತಹ ಸಾಹಿತ್ಯ, ಅದ್ಭುತವಾದಂತಹ ಸಂಗೀತ, ಅದ್ಭುತವಾದಂತಹ ಗಾಯನದ ಈ ಒಂದು ಗೀತೆಯೊಂದಿಗೆ ಇಂದಿನ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿಯ ಸುಬ್ರಹ್ಮಣ್ಯ ಐತಾಳ್, ಸಾಲಿಗ್ರಾಮ, ಉಡುಪಿ ಜಿಲ್ಲೆ. ಹಾಗೆ ಶ್ರೋತೃ ಬಾಂಧವರೇ, ಇಂದಿನ ಈ ಒಂದು ಕಾರ್ಯಕ್ರಮ ಯಾವ ರೀತಿಯಾಗಿ ಮೂಡಿ ಬಂತು ಅನ್ನೋದನ್ನು ಕೂಡ ನಮ್ಮ ಒಂದು ವಾಟ್ಸಾಪ್ ಸಂಖ್ಯೆಗೆ ತಮ್ಮ ಒಂದು ಸಂದೇಶವನ್ನ ಕಳಿಸಿ ಅಂತ ಹೇಳ್ತಾ ಇದೀಗ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ.
5: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
6: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
5: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
6: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
5: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
6: ಏನವಿ ಅದು?
5: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
6: ಹಂಗ ಅದ್ಯಾಕಂತೆ?
5: ಅಲ್ ಕಣವಿ ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
6: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
5: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
7: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿ ಇಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
1: ಏನು? ಏನ್ ವಿಷಯಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಪ್ರಸಾರವಾಗಲಿದೆ ಹಾಸ್ಯ ಲಹರಿ. ಹಾಸ್ಯ ಪ್ರವೀಣ ಆಕಾಶವಾಣಿ ಕಲಾವಿದರಾದ ಶ್ರೀ ಸೋಮಶೇಖರ ಜಾಡರವರ ಬೂದಿ ಬಸಪ್ಪ. ಕಥೆ ಸಂಭಾಷಣೆ ನಿರ್ದೇಶನ ಸೋಮಶೇಖರ ಜಾಡರ. ಈಗ ಕೇಳಲಿದ್ದೀರಿ ಹಾಸ್ಯ ಲಹರಿ.

ಹಾಸ್ಯ ಪ್ರವೀಣ ಆಕಾಶವಾಣಿ ಕಲಾವಿದ ಶ್ರೀ ಸೋಮಶೇಖರ್ ಜಾಡರ್ ಅವರ ಹಾಸ್ಯ ಲಹರಿ ಬೂದಿ ಬಸಪ್ಪ. ನಮಸ್ಕಾರ ರೀ, ನಾನು ಆಕಾಶವಾಣಿ ಸೋಮಣ್ಣ. ನಾ ಈಗ ಬೂದಿ ಬಸಪ್ಪನ ಬಗ್ಗೆ ಕಥೆ ಹೇಳ್ತೇನೆ. ನಮ್ಮ ಬಸಪ್ಪಗ ಬೂದಿ ಬಸಪ್ಪ ಅಂತ ಹೆಸರು ಹೆಂಗ್ ಬಂತು ಹೇಳ್ತೇನೆ ಕೇಳು. ನಮ್ಮ ಬಸಪ್ಪನ ಮನಿದೇವರು ಸುಡುಗಾಡು ಸಿದ್ದೇಶ್ವರ, ಸ್ಮಶಾನ ರುದ್ರೇಶ್ವರ. ಅವ ಮಾಡು ದಂಧೆ ಏನಿತ್ತು ಅಂದ್ರ, ಅವ ಒಂದು ಅಂಗಡಿ ಇಟ್ಟಿದ್ರಿ. ಎಂಥ ಅಂಗಡಿ ಅಂತೀರಿ? ಅಂತಿಂಥ ಕಿರಾಣಿ ಅಂಗಡಿ, ಬಟ್ಟೆ ಅಂಗಡಿ, ಬೀಡಿ ಅಂಗಡಿ ಅಲ್ರಿ. ಇವ ಸತ್ತಾಗ ಹೆಣ ಹೊರಾಕ ಯಾವ್ಯಾವ ಸಾಮಾನು ಬೇಕು ಅಂಥ ಸಾಮಾನಿನ ಅಂಗಡಿ ಅಂದ್ರ, ಬಂಬು, ಬಿದಿರು, ದಂಟು, ಕಾತಿ, ಇಬತ್ತಿ ಉಂಡಿ, ಉದಿನಕಡ್ಡಿ, ನೀಲಗಿರಿ ಎಣ್ಣೆ, ಚಾಪಿ, ಬಿಳೆ ಅರಿವಿ, ಗಡಿಗಿ, ಬರೇ ಇಂಥ ಹೆಣ ಹೊರಾಕ ಬೇಕಾಗೋ ಸಾಮಾನ ಇಟ್ಟಿದ್ರಿ. ಅದಕ್ಕೆ ಇವಂಗ ಊರಾಗೆಲ್ಲರೂ ಬೂದಿ ಬಸಪ್ಪ, ಬೂದಿ ಬಸಪ್ಪ, ಬೂದಿ ಬಸಪ್ಪ ಅಂತಿದ್ರು. ಬರೇ ಅಂಗಡಿ ಇಷ್ಟ ಅಲ್ರಿ, ನಾವೆಲ್ಲ ಪಂಚಾಂಗ ನೋಡೋದು ಎದಕ್ರಿ? ಶುಭ ದಿನ, ಶುಭಯೋಗ ಯಾವಾಗ ಐತಿ ಅಂತ. ಹೌದಲ್ರಿ, ಆದ್ರೆ ಇವ ಹಂಗಲ್ರಿ ನಮ್ಮ ಬಸಪ್ಪ. ಪಂಚಾಂಗದಾಗ ಕೆಟ್ಟ ದಿನ ಎಂದೈತಿ, ಯಮಗಂಡ ಕಾಲ ಎಂದೈತಿ, ರಾಹುಕಾಲ ಯಾವಾಗ ಐತಿ, ಯಾವ ಹೊತ್ತಿನಾಗ ಜನ ಹೆಚ್ಚಿಗೆ ಸಾಯು ಯೋಗ ಐತಿ ಅಂತ ಬರೇ ಜನ ಸಾಯು ನಕ್ಷತ್ರನ ನೋಡವ. ಯಾಕಂದ್ರ ಹೆಚ್ಚೆಚ್ಚು ಜನ ಸತ್ರ ಇವನ ಅಂಗಡಿಯಾಗ ಹೆಚ್ಚೆಚ್ಚು ವ್ಯಾಪಾರ ಆಕತ್ ನೋಡ್ರಿ. ಅದಕ್ಕ ಅಕಸ್ಮಾತ್ ಸರ್ಕಾರಿ ಆಸ್ಪತ್ರೆಗೆ ಯಾರ ಸೇರ್ಯಾರ ಅಂದ್ರ ಸಾಕ್ರಿ, ಇವಂಗ ಬಹಳ ಖುಷಿ. ಅಂತ ಮನುಷ್ಯರ ಮೇಲೆ ಕಣ್ಣಿಟ್ಟ ಬಿಡವ. ಯಾಕಂದ್ರ ಸರ್ಕಾರಿ ಆಸ್ಪತ್ರೆ ಸೇರಿದವರು ವಾಪಸ್ ಜೀವಂತ ಬರುದಿಲ್ಲ, ಹೆಣ ಹಾಗೆ ಬರ್ತಾರ ಅನ್ನೋ ನಂಬಿಕೆ ಇವಂದು. ಪೇಪರ್ನಾಗ ಬರೇ ಯಾರು ಸತ್ತಾರ, ಎಲ್ಲಿ ಆಕ್ಸಿಡೆಂಟ್ ಆಗೈತಿ ಇದನ್ನ ನೋಡವ್ರಿ. ಹೆಣದ ಮುಂದೆ ಹಲಗಿ ಬಾರಿಸೋರು ಇರ್ತಾರ ನೋಡ್ರಿ, ಹಲಗಿ ಬಾರಿಸೋರಿಗೆ, ಭಜನ ಬಾರಿಸೋರಿಗೆ, ಬ್ಯಾಂಡ್ ಬಾಜಾ ಬಾರಿಸೋರಿಗೆ ಬಹಳ ಹಚ್ಚಿಕೊಂಡಿದ್ರಿ. ಯಾಕಂದ್ರ ಯಾರು ಸತ್ತಾಗ ಅವ್ರು ಸಾಮಾನು ತರಕ್ ಇವನ್ ಅಂಗಡಿಗೆ ಕಳಿಸಿಕೊಟ್ರ ಅವ್ರಿಗೆ ಇವಾಗ

ಕಮಿಷನ್ ಕೊಡ್ತಿದ್ದ. ಆದರೂ ಇವನ ವ್ಯಾಪಾರ ಸುಧಾರಿಸಲಿಲ್ಲ. ಇವನ ಅಂಗಡಿಗೆ ಜನ ಯಾಕೆ ಬರ್ತಿದ್ದಿಲ್ಲ ಅಂದ್ರೆ, ಇವನ ಅಂಗಡಿ ಮುಂದೆ ಹಾಕಿದ ಬೋರ್ಡು ಯಮದೂತ ಆ್ಯಂಡ್ ಬ್ರದರ್ಸ್ ಹಿಂಗಿತ್ರಿ. ಆ ಬೋರ್ಡ್ ಬರೀಬೇಕಾದ್ರೆ ಆ ಪೇಂಟರು ಸ್ವಲ್ಪ ಚಾಲಕ್ತನ ಮಾಡಿದ್ದಂದ್ರಲ್ಲ, ಯಾಕಂದ್ರೆ ಮಾಲಕರು ಅಂತ ಬಸಪ್ಪನ ಫೋಟೋ ಬರೆಯೋ ಬದಲಿ ಯಮರಾಜನ ಫೋಟೋನ ಬರೆದಿದ್ದ. ಜನ ಆ ಬೋರ್ಡ್ ನೋಡಿ ಹೆದರ್ ಬಿಡ್ತಿದ್ರು. ಇಷ್ಟೇ ಅಲ್ರಿ, ಇನ್ನೊಂದು ಸುದ್ದಿ ಏನಪ್ಪ ಅಂದ್ರೆ, ಎಲ್ಲಾ ಅಂಗಡಿಯವರು ಮುಂಜಾನೆ ಎದ್ದಕ್ಳೇನ ಸುಪ್ರಭಾತ ಹಚ್ಚಿದ್ರ ಈ ಮಗ ಬಸಪ್ಪ ಬೆಳಗ್ಗೆ ಬೆಳಗ್ಗೆನ ಆ ದಿಲ್ಲಿ ಸೆಟ್ನಾಗ ಆ ಟೇಪ್ ರೆಕಾರ್ಡರ್ ಸರಿ ಇರಲಿಲ್ಲ, ಅದ್ರಾಗ ಶುರು ಮಾಡವ್ರಿ. ಈ ದೇಹದಿಂದ ದೂರವಾದ ಏಕೆ ಆತ್ಮನೇ ಇಸಾವು ನ್ಯಾಯವೇ ಅಂತ ಅನ್ನೋ ಕ್ಯಾಸೆಟ್ಟ ಹಾಕ್ತಿದ್ದ ಮಗ. ಇಷ್ಟೇ ಅಲ್ರಿ, ಜನರ ಮುಂದ ಊರಾಗ ವೀರಪ್ಪನು ನನ್ನ ಸ್ವಾದರ ಮಾವ ಅಂತ ಹೇಳ್ತಿದ್ದ. LTTEದವರು ನನ್ನ ದೊಡ್ಡಪ್ಪನ ಮಕ್ಕಳು, ನಕ್ಸಲೈಟ್ರು ನನ್ನ ಕಕ್ಕನ ಮಕ್ಕಳು, ಪಂಜಾಬ ಕಾಶ್ಮೀರದ ಭಯೋತ್ಪಾದಕರು ನನ್ನ ಅಗದಿ ಸಂಬಂಧಿಕರು ಅಂತ ಹೇಳ್ತಿದ್ದ. ಯಾಕಂದ್ರೆ ಇವರೆಲ್ಲ ಬರೀ ಜನರನ್ನು ಕೊಲ್ಲೋ ಜನ ನೋಡ್ರಿ, ಜನ ಸತ್ತಷ್ಟು ಈ ಬಸಪ್ಪಗೆ ಲಾಭ. ಬಸಪ್ಪ ಭಾರಿ ಭಾರಿ ಮಟ್ಟದಾಗ ಸಂಬಂಧ ಇಟ್ಕೊಂಡಿದ್ರ ಅನ್ರಲ್ರ, ಎಂತೆಂಥವ್ರಿಗೆ ಅಂದ್ರೆ ಪೊಲೀಸರು, ಡಾಕ್ಟರು, ಡ್ರೈವರು ಇಂಥವ್ರು ಕುಟಾಗ ಭಾಳ ಚಲೋ ಸಂಬಂಧ ಇತ್ತು. ಯಾಕಂದ್ರೆ ಪೊಲೀಸರು ಲಾಕಾಪ್ನಾಗ ಹೊಡೆದು ಆರೋಪಿನ ಕೊಂದ್ರೆ ಇಷ್ಟು ಕಮಿಷನ್ನು, ಡಾಕ್ಟ್ರು ಯಾಕಂದ್ರೆ ಆಸ್ಪತ್ರೆ ಒಳಗೆ ಬಂದು ಪೇಷಂಟನ್ನು ಕೊಂದ್ರೆ ಇಷ್ಟು ಕಮಿಷನ್ನು, ಡ್ರೈವರ್ ಯಾಕಂದ್ರೆ ಆಕ್ಸಿಡೆಂಟ್ ಮಾಡಿಕೊಂದ್ರೆ ಇಷ್ಟು ಕಮಿಷನ್ನು ಅಂತ ಕಮಿಷನ್ ಮೇಲೆ ಕೆಲಸ ನಡೆಸಿದ್ದ. ಆದರೂ ಇವನ ಅಂಗಡಿಗೆ ಗಿರಾಕಿ ಬರ್ತಿದ್ದಿಲ್ಲ ಅನ್ರಲ್ಲ, ಕಡೆಗೆ ಲಾಸ್ ಆಗಿ ಅಂಗಡಿ ಮುಚ್ಚೋ ದಿನ ಬಂದೇ ಬಿಡ್ತು. ಅಂಗಡಿ ಮುಚ್ಚಿ ಕೆಲಸ ಇಲ್ದಾನ ಪಿರಿ ತಿರುಗಾಕತ್ತಿದ. ಒಂದು ವಿಚಾರ ಮಾಡಿದ, ವರದಕ್ಷಿಣೆ ತಗೊಂಡು ರೊಕ್ಕ ಗಳಿಸ್ಬಿಟ್ರಾತು ಅಂತ. ಒಮ್ಮೆ ತನ್ನ ಗೆಳೆಯನ ಜೊತೆಗೆ ಹೆಣ್ಣು ನೋಡಾಕಂತ ಒಬ್ಬರು ಮನೆಗೆ ಹೋಗ್ತಾನೆ. ಆವಾಗ ಆ ಹುಡುಗಿಯರ ಅಪ್ಪ ಅಂಗಡಿಯನ್ ಸಾಮಾನಿಗೆ ಬೆಲೆ ಕಟ್ಟಿದಂಗೆ ಬಡ ಹೇಳಿಬಿಟ್ಟ. ಸಣ್ಣ ಹುಡುಗಿನ ಮಾಡ್ಕೊಂಡ್ರೆ 25,000, ನಡುವಿನ ಹುಡುಗಿನ ಮಾಡ್ಕೊಂಡ್ರೆ 50,000, ಹಿರೇ ಹುಡುಗಿನ ಮಾಡ್ಕೊಂಡ್ರೆ 1,00,000 ವರದಕ್ಷಿಣೆ ಕೊಡ್ತೀನಿ ಅಂತ ಹೇಳಿದ. ಹಿರೇ ಹುಡುಗಿ ಭಾಳ ಚಂದ ಇದ್ಲು, ಆದರೂ ಆಕೆಗೆ ಜಾಸ್ತಿ ಯಾಕೆ ವರದಕ್ಷಿಣೆ ಅಂತ ಅನ್ಕೊಂಡು ಈ ನಮೂನಿ ಯಾಕೆ ಅಂತ ಬಸಪ್ಪ ಕೇಳಿದ್ದಕ್ಕೆ, ನೋಡ್ರಿಪ್ಪ ಸಣ್ಣ ಹುಡುಗಿ ಕುಂಟಿ ಅದಕ್ಕೆ ಆಕೆಗೆ 25,000, ನಡುವಿನ ಹುಡುಗಿ ಕುರುಡಿ ಅದಕ್ಕೆ 50,000 ಅಂತ ಅಂದ. ಅಲ್ರಿ ಮತ್ತೆ ಈಕಿನ ಕುಂಟಿ ಈಕಿ ಕುರುಡಿ ಇದ್ರೂ ಅವರಿಗೆ ಕಡಿಮೆ ವರದಕ್ಷಿಣೆ, ಹಿರೇ ಮಗಳು ಎಷ್ಟು ಚಂದದಾಳಲ್ರಿ ಆಕೆಗೆ ಯಾಕೆ ಹೆಚ್ಚಿಗೆ ವರದಕ್ಷಿಣೆ ಅಂತ ಕೇಳಿದ. ಅವ ಹೇಳ್ತಾನ, ಹಿರೇ ಹುಡುಗಿ ಸ್ವಲ್ಪ ಹೊಟ್ಟಿಲಿ ಅದಾಳ್ರಿ ಅದಕ್ಕೆ 1,00,000 ಅಂತ ಹೇಳಿದ. ಇವ ಸ್ವಲ್ಪ ಅಂದ್ರೆ ಎಷ್ಟು ರೀ ಅಂತ ಕೇಳಿದ್ದಕ್ಕೆ, ಬರೇ 3 ತಿಂಗಳು ಹೊಟ್ಟಿಲಿ ಅದಾಳ್ರಿ ಅಂತ ಹೇಳಿದ. ಅಲ್ಲ ಇವನ ಅನಾಹುತ ಆಗೈತಿಲ್ಲ ಯಪ್ಪ ಅಂತ ಹೊರಗೆ ಬಂದ. ಅವಾಗ ಬಸಪ್ಪನ ಗೆಳೆಯ ಹೇಳ್ತಾನ, ಲೇ ಬಸಪ್ಪ ನೀ ಮಾಡ್ಕೊಂಡ್ರೆ ಹಿರೇ ಹುಡುಗಿನ ಮಾಡ್ಕೊಯೇನಪ್ಪ ಅಂತಂದಿದ್ದಕ್ಕೆ ಬಸಪ್ಪ, ಏಯ್ ಯಾಕಲಿ ನಿನ್ ತೆಲಿಗಿಲಿ ಕೆಟ್ಟೈತೇನ ಅಂತಂದ. ಆವಾಗ ಅವನ ಗೆಳೆಯ ಹೇಳಿದ, ಅಲ್ಲಪ್ಪ ನೀನು ಹಿರೇ ಹುಡುಗಿನ ಮಾಡ್ಕೊಂಡ್ರ ಹೆಚ್ಚಿಗೆ ವರದಕ್ಷಿಣೆ ಸಿಗುದಷ್ಟೇ ಅಲ್ಲ, ನಿನಗ ಏನೂ ತ್ರಾಸ ಇಲ್ಲದ ರೆಡಿಮೇಡ್ ಮಕ್ಕಳು ಸಿಗ್ತಾವೇನಪ್ಪ, ಮತ್ತೆ ಇದು ಲಾಭ ಅಲ್ಲೇನಲ್ಲಿ ಅಂತ ಹೇಳಿದ್ದಕ್ಕ ಅವನು ಬೈದು ಬಸಪ್ಪ ಮನೆಗೆ ಬಂದ. ಹೊಟ್ಟಿ ಉಪಜೀವನಕ್ಕೆ ಮತ್ತೊಂದು ಕಳ್ಳದಾರಿ ಹುಡುಕಿದ ನಮ್ಮ ಬೂದಿ ಬಸಪ್ಪ. ಏನಂದ್ರೆ ಕೆಲವೊಂದು ಗುಳಿಗಿ ಹೆಸರು ತಿಳ್ಕೊಂಡು ಬೇರೆ ಊರಿಗೆ ಹೋಗಿ ಕಳ್ಳ ಡಾಕ್ಟರ್ ಆದ. ಆದರೂ ಈ ದಂಧೆ ಭಾಳ ದಿನ ನಡೀಲಿಲ್ಲರಿ, ಯಾಕಂದ್ರೆ ಕ್ರೋಸಿನ್ ಅನ್ನೋ ಬದಲಿ ಕೆರೋಸಿನ್ ತಗೊಳ್ರಿ ಅಂತಿದ್ದ, ಡಾಲ್ಪರ್ ಅನ್ನೋ ಬದಲಿ ದೋ ಲೋಪರ್ ಅಂತಿದ್ದ, ನವಲ್ಜಿನ್ ಅನ್ನೋ ಬದಲಿ ನೋವಾ ಜಿನ್ ತಗೊಳ್ರಿ ಅಂತಿದ್ದ. ಒಮ್ಮೆ ಏನಾಯ್ತು ಅಂದ್ರೆ ಒಬ್ಬ ಹೆಣ್ಮಗಳು ಇವನ ಹತ್ರ ಬಂದಿದ್ಲು, ಆಕಿನ ಚೆಕ್ ಮಾಡಿ ಬೋರ್ ನೀರು ತುಂಬಿದ ಇಂಜೆಕ್ಷನ್ ಮಾಡಿ ಸಾರಿ ಡೌನ್ ಅಂದ. ಆಕಿ ಏನ್ರಿ ಅಂತ ಕೇಳಿದ್ಲು, ಅವ ಮತ್ತ ಸಾರಿ ಡೌನ್ ಅಂದ. ಆಕಿ ಬಸಪ್ಪನ ಕಪಾಳಕ್ಕೆ ಚಟಾರ್ ಅಂತ ಹೊಡೆದ, ಯಾಕಲ ಭಾಡ್ಯ ನನಗ ಸಾರಿ ಡೌನ್ ಅಂತೀಯ ಅಂತ ಸಿಟ್ಟಿನಿಂದ ಕೇಳಿದ್ಲು. ಪಾಪ ನಮ್ಮ ಬೂದಿ ಬಸಪ್ಪ ಸಾರಿ ಡಾನ್ ಗುಳಿಗಿ ಅಂತ ಹೇಳು ಬದಲು ಸಾರಿ ಡೌನ್ ಅಂತ ಹೇಳಿ ಕಪಾಳಕ್ಕೆ ಹೊಡೆದ ತಿಂದು ಡಾಕ್ಟರ್ಗೆ ತಂದೆ ಬಂದ್ ಮಾಡಿದ್ದ. ಒಂದು ದಿನ ಬಸಪ್ಪಗ ಒಬ್ರು ಕೇಳಿದ್ರು, ಬಸಪ್ಪ ನೀನು ಬೆಂಗಳೂರು ನೋಡಿ ಏನಪ್ಪ ಅಂತ. ಅವ ಓ
ಬೆಂಗಳೂರಾಗ ಮೂಲಿ ಮೂಲಿ ಸಂಧಿ.

0: ತಂದಿ ಎಲ್ಲ ನೋಡೀನಿ ಅಂತಂದ. ಅದಕ್ಕೆ ಅವರು ಹಂಗಾದ್ರೆ ಬೆಂಗಳೂರಾಗ ಟಿವಿ ಭಾಳ ಸೋವಿ ಸಿಗ್ತಾವಂತ, ನಾನು ರೊಕ್ಕ ಕೊಡ್ತೀನಿ ತಂದು ಕೊಡ್ತೀ ಏನಪ್ಪ ಅಂತ ಕೇಳಿದರು. ಚಲೋ ಅವಕಾಶನ ಸಿಕ್ತು ರೊಕ್ಕ ಉಳಿಸ್ಕೊಳ್ಳಕ್ಕ ಅಂತ ಅವನ ಕಡೆ ರೊಕ್ಕ ಇಸ್ಕೊಂಡು ಬೆಂಗಳೂರಿಗೆ ಹೊಂಟ. ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಬಸ್ಸಿಗೆ ಹೋದ್ರೆ ಚಾರ್ಜ್ ಹೆಚ್ಚಿಗೆ ಆಕೈತಿ ಅಂತ ಟ್ರಕ್ಕಿಗೆ ಹೋದ್ರೆ ಆತು ಅಂತ ವಿಚಾರ ಮಾಡಿ ಬಂದು ರಸ್ತಾದಾಗ ನಿಂತ. ಅತ್ಲಾಗಿಂದ ಒಂದು ತಮಿಳ್ನಾಡಿನ ಟ್ರಕ್ ಅಂತ ಬಂತ್ರಿ. ಬಸಪ್ಪ ಕೈ ಮಾಡಿದ. ಟ್ರಕ್ಕಿನವ ಇವನು ಮುಂದೆ ನಿಲ್ಲಿಸ್ದ, ಸ್ವಲ್ಪ ಮುಂದೆ ಹೋಗಿ ನಿಲ್ಲಿಸಿದ. ಬಸಪ್ಪ ತನ್ನ ಸಲುವಾಗಿ ಟ್ರಕ್ ನಿಂತೈತಿ ಅಂತ ತಿಳ್ಕೊಂಡು ಓಡಿ ಹೋಗಿ ಹತ್ತದ್ರೊಳಗೆ ಮತ್ತೆ ಟ್ರಕ್ಕಿನವ ಚಾಲು ಮಾಡಿಕೊಂಡು ಇನ್ನಷ್ಟು ಮುಂದೆ ಹೋಗಿ ನಿಂತ. ಇವ ಓಡಿ ಹೋಗವ ಟ್ರಕ್ ಮುಂದೆ ಹೋಗೋದು, ಇವ ಓಡಿ ಹೋಗವ ಟ್ರಕ್ ಮುಂದೆ ಹೋಗೋದು, ಇವ ಮತ್ತೆ ಓಡಿ ಹೋಗಿ ಹತ್ತದ್ರೊಳಗೆ ಮತ್ತೆ ಟ್ರಕ್ ಮುಂದೆ ಹೊಂಟತ್ತು. ಬಿಡಬಾರ್ದಲ್ಲಿ ಅಂದವನ ಜೋರು ಓಡಿ ಹೋಗಿ ಹತ್ತೆ ಬಿಟ್ಟ. ಒಳಗೆ ಕುಂತ್ಕೊಳ್ಳೆ ಟ್ರಕ್ಕಿನ ಡ್ರೈವರ್ ಏ ಕೆಳಗಿಳಿ ಅಂದ. ಅದಕ್ಕೆ ಬಸಪ್ಪನ ಸಿಟ್ಟಾಗಿ ಯಾಕೆ ಕೆಳಗಿಳಿಬೇಕು ಅಂದ. ಡ್ರೈವರ್ ಸುಮ್ಮನೆ ಕೆಳಗೆ ಇಳಿತೀಯೋ ಏನ ಅಂತ ಜಬರು ಮಾಡಿದ. ಅದಕ್ಕೆ ಬಸಪ್ಪ ಡ್ರೈವರ್ಗ ಯಾಕಪ್ಪ ಡ್ರೈವರ ಈ ಟ್ರಕ್ ಏನ ನಿನ್ನ ಹೆಂಡ್ತೀನ ಅಲ್ಲ, ನಿನ್ನ ಮಗಳೇನ ಅಲ್ಲ, ನಿನ್ನ ಅಕ್ಕೇನ ಅಲ್ಲ, ನಿನ್ನ ತಂಗಿಯೇನ ಅಲ್ಲ, ಹಂಗಾದ್ರೆ ನನಗೆ ಯಾಕೆ ಹತ್ತಕ್ಕೆ ಕೊಡುವಲಿ ಅಂತ ಹೇಳಿದ್ದಕ್ಕೆ ಡ್ರೈವರು ತಲೆ ಕೈ ಹಚ್ಕೊಂಡು ಕುಂತ. ಮತ್ತೇನಾರ ಹಿಂಗ ಪ್ರಶ್ನೆ ಕೇಳಿಗಿಳಿ ಅನ್ನೋ ಅಂತ ಅವನು ಹತ್ತಿಸ್ಕೊಂಡು ಬೆಂಗಳೂರು ಮುಟ್ಸಿದ. ಬೆಂಗಳೂರಿಗೆ ಬಂದು ಒಂದು ಅಂಗಡಿಗೆ ಹೋಗಿ ಈ ಟಿವಿ ರೇಟ್ ಏನ್ರಿ ಅಂತ ಕೇಳಿದ ಕೂಡಲೇ ಅಂಗಡಿಯವ ನಿನ್ನ ಹೆಸರು ಏನಪ್ಪ ಅಂತಂದ. ನನ್ನ ಹೆಸರು ಬಸಪ್ಪ ಬಸಪ್ಪ ಅಂದ. ಏ ಬಸಪ್ಪ ಟಿವಿ ಇಲ್ಲಿ ಹೋಗನ್. ಬಸಪ್ಪ ವಿಚಾರ ಮಾಡಿದ, ಹಿಂಗ ಹಳ್ಳಿ ಎಬಡನಂಗ ಡ್ರೆಸ್ ಮಾಡ್ಕೊಂಡು ಹೋದ್ರೆ ಇವರು ಬೆಂಗಳೂರಾಗ ಟಿವಿ ಕೊಡೋದಲ್ಲಿ ತಡಿಲಿ ಅಂದವನ. ಸೀದಾ ಬಾಡಿಗೆ ಡ್ರೆಸ್ ತಗೊಳಕಂತ ಸಿನಿಮಾ ಸ್ಟುಡಿಯೋಕ್ಕೆ ಹೋಗಿ ಒಳ್ಳೆ ಸಫಾರಿ ಡ್ರೆಸ್ ಬಾಡಿಗೆಗೆ ತಗೊಂಡು ಹಾಕ್ಕೊಂಡು ಹೋದ. ಅಂಗಡಿಗೆ ಮತ್ತೆ ಹೋಗಿ ಈ ಟಿವಿ ರೇಟ್ ಏನ್ರಿ ಅಂತ ಕೇಳಿದ. ಅದಕ್ಕೆ ಮತ್ತೆ ಅಂಗಡಿಯವ ಬಸಪ್ಪ ಮತ್ತೆ ಬಂದ್ಯಾಪ್ಪ ಡ್ರೆಸ್ ಬದಲಿ ಮಾಡ್ಕೊಂಡು ಕೊಡದಲ್ಲಿ ಹೋಗ ಅಂದ. ಬಸಪ್ಪ ಮತ್ತೆ ವಿಚಾರ ಮಾಡಿದ, ಸಫಾರಿ ಡ್ರೆಸ್ ಹಾಕ್ಕೊಂಡ್ರು ಅಂಗಡಿಯವ ನನ್ನ ಮುಖ ಗೊತ್ತು ಹಿಡಿದು ಇಲ್ಲ ಅನ್ನಕ್ಕೆ ಹತ್ಯಾನ ಅಂತ ತಿಳ್ಕೊಂಡು ಮತ್ತಿವ ಸಿನಿಮಾ ಸ್ಟುಡಿಯೋಕ್ಕೆ ಹೋಗಿ ಈ ಸಲ ಒಂದು ಬುರ್ಕ ಹಾಕ್ಕೊಂಡು ಮುಖ ಮುಚ್ಕೊಂಡ ಹೊಂಟ್ರಿ. ಅಂಗಡಿಗೆ ಹೋಗಿ ಹೆಣ್ಮಕ್ಳಂಗ ಈ ಟಿವಿ ರೇಟ್ ಏನ್ರಿ ಅಂತ ಕೇಳಿದ. ಅವಾಗೂ ಅಂಗಡಿಯವ ಏ ಬಸಪ್ಪ ಬುರ್ಕ ಹಾಕ್ಕೊಂಡು ಮುಖ ಮುಚ್ಕೊಂಡು ಬಂದೇನು ಈ ಸಲ, ಏನ್ ತಲೆ ಕೆಡ್ಸೋ ಗಂಟಿವಿ ದೇವ ಮಾರಯ್ಯ ಕೊಡದಲ್ ಹೋಗ ಅಂತಂದಿದ್ದಕ್ಕ ಬಸಪ್ಪ ಗಲ್ಲಾ ಬಿಲ್ಲಿಯಾಗಿ ಅಲ್ರಿ ಕೊಡದಿದ್ರು ಅಷ್ಟೋತು, ಈ ಸಲ ನಾನು ಬುರ್ಕ ಹಾಕ್ಕೊಂಡು ಮುಖ ಮುಚ್ಕೊಂಡು ಬಂದ್ರೂ ನೀವು ನನ್ನ ಗುರ್ತು ಹೆಂಗ್ ಹಿಡಿಯಕತ್ತೀರಿ ಅಂತ ಕೇಳಿದ್ದಕ್ಕ ಅಂಗಡಿಯವ ಏ ಅದು ಟಿವಿ ಅಲ್ಲೋ ವಾಷಿಂಗ್ ಮಷೀನ್ ಅಂದ್ರ ಅರ್ಬಿ ಒಗೆ ಯಂತ್ರ ಅಂತ ಹೇಳಿದ. ಅದಕ್ಕೆ ಬಸಪ್ಪ ಬಾಯಿ ಮುಚ್ಕೊಂಡು ಹೊರಗೆ ಬಂದ. ಅಲ್ಲೇ ಇಲ್ಲೇ ಅಡ್ಡಾಡಿ ಕೈಯಾಗ ರೊಕ್ಕೆಲ್ಲ ಖರ್ಚಾತು. ದಾರ್ಯಾಗ ಬರಬೇಕಾದ್ರ ಕೆಳಗ ಬಿದ್ದ ಪೇಪರ್ನಾಗ 40 ಲಕ್ಷ ಅಂತ ಬರೆದಿದ್ದನ್ನು ಓದಿದ. ಆ ಪೇಪರ್ ಕೈಯಾಗ ತಗೊಂಡು ನೋಡ್ತಾನ, ಅದ್ರಾಗ ಬರೆದಿತ್ತು ದಂತ ಚೂರ ವೀರಪ್ಪನನ್ನು ಹಿಡಿದು ಕೊಟ್ರೆ 40 ಲಕ್ಷ ರೂಪಾಯಿ ಬಹುಮಾನ ಗಳಿಸ್ಬೋದು ಅಂತ. ಹೆಂಗೂ ಬೆಂಗಳೂರಿಗೆ ಬಂದಿದ್ದ ಒಂದು ಭಾರಿ ವಿಚಾರ ಬಂತ್ರಿ ಬಸಪ್ಪಗ, ಲಕ್ಷಗಟ್ಟಲೆ ಹಣ ಗಳಿಸ್ಬೋದು ಅಂತ ಪ್ಲಾನ್ ಹಾಕಿದ್ರಿ. ಏನಂದ್ರೆ ದಂತ ಚೂರ ವೀರಪ್ಪನನ್ನು ಹಿಡಿದು ಕೊಟ್ರೆ 40 ಲಕ್ಷ ರೂಪಾಯಿ ಬರ್ತೈತಿ ಅಂತ ಅನ್ಕೊಂಡು ಪೊಲೀಸ್ ಆಫೀಸ್ಗೆ ಹೋಗಿ ಡಿ ಆ ಜಿ ಸಾಹೇಬ್ರಿಗೆ ಭೇಟಿಯಾಗಿ ಹೇಳ್ದ, ಸಾಹೇಬ್ರ ವೀರಪ್ಪನ್ನ ನಾ ಹಿಡಿದು ಕೊಡ್ತೇನ್ರಿ, ನಾ ಹಿಡಿದು ಕೊಡ್ತೇನೆ, ಆದ್ರ ಬಹುಮಾನ ಮಾತ್ರ ನನಗ ಸಿಗಬೇಕು ಅಂತ ಹೇಳಿದ್ದಷ್ಟ ತಡ ಡಿ ಐ ಜಿ ಸಾಹೇಬ್ರು ಬೂದಿ ಬಸಪ್ಪಗ ಭಾರಿ ಸ್ವಾಗತ ಮಾಡಿ ಕುರ್ಚಿಯ ಮೇಲೆ ಕುಂದ್ರಿಸಿ ಕೋಕೋ ಕೋಲಾ ಕುಡ್ಯಾಕ್ ತರಿಸ್ಕೊಡ್ತಾರ. ಅಷ್ಟ್ರಾಗ ಡಿ ಐ ಜಿ ಸಾಹೇಬ್ರು ಎಲ್ಲ ಪೊಲೀಸ್ ಆಫೀಸರ್ನ ಕರೆಸಿ, ನೋಡ್ರಿ ನೀವು ಇಷ್ಟು ಜನ ಇದ್ರು ವೀರಪ್ಪನ್ನ ಹಿಡಿಯಕಾಗ್ಲಿಲ್ಲ, ನಿಮ್ಗೆ ನಾಚಿಗೆ ಬರಬೇಕು, ಇಲ್ಲಿ ನೋಡ್ರಿ ಒಬ್ಬ ಹಳ್ಳಿ ಯುವಕ ನಾ ಹಿಡಿದು ಕೊಡ್ತೇನೆ ಅಂತ ಬಂದಾನ ಅಂತಂದ್ರು. ಅದಕ್ಕೆ ಬಸಪ್ಪ ನಾ ಹಳ್ಳಿಯವ ಆದ್ರೆ ಏನಾತ್ರಿ ನಿಮಗಿಂತ ಜಾಸ್ತಿ ಬುದ್ಧಿ ಐತಿ ಅಂದೆ. ಅದಕ್ಕೆ ಡಿ ಐ ಜಿ ಹೌದ್ರಿಪ್ಪ ಬಸಪ್ಪ ನೀವು ವೀರಪ್ಪನ್ನ ಹೆಂಗ್ ಹಿಡಿತೀರಿ ಅನ್ನೋದನ್ನ ಹೇಳ್ರಿ ಅಂತ ಕೇಳಿದಕ್ಕೆ ಬಸಪ್ಪ ಶುರು ಮಾಡಿದ್ರಿ. ನೋಡ್ರಿ ಸಾಹೇಬ್ರ ಅದು ಬಹಳ ಹಗರ್ ಕೆಲಸ ಏನ್ರಿಪ್ಪ, ನಾ ಹೇಳ್ದಂಗೆ ಮಾಡಿದ್ರೆ ಸಾಕು, ಹೇಳ್ರಿ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ, ನೀವ್ ಹೇಳ್ದಂಗ ಮಾಡ್ತೀವಿ, ಹೇಳ್ರಿ ಏನ್ ಮಾಡಬೇಕು. ನೋಡ್ರಿ
1: ಈಗ ವೀರಪ್ಪನ್ನು ಹಾನಿ ಕೊಲ್ತಾನೇನ್ರಿ? ಕೊಲ್ಲಿ ಬಿಡ್ರಿ. ಎಲ್ಲ ಹಾನಿ ಕೊಂಡ ಮೇಲೆ ಈ ಮಲೆ ಮಹದೇಶ್ವರ ಬೆಟ್ಟದಾಗ ಒಂದು ಹಾನಿ ಇರುವುದಿಲ್ಲ. ಆಮೇಲೆ ವೀರಪ್ಪನ್ನು ಗಿಡ ಕಡಿತಾನೇನ್ರಿ? ಕಡಿಲಿ ಬಿಡ್ರಿ. ಗಂಧದ ಗಿಡ, ತೇಗದ ಗಿಡ, ಹಿಂಗೆಲ್ಲ ಗಿಡಗಳನ್ನ ಕಡದ ಮೇಲೆ ಈ ಮಲೆ ಮಹದೇಶ್ವರ ಬೆಟ್ಟ ಬಟಾ ಬೈಲಾಕದ ಏನ್ರಪ್ಪ. ಬಟಾ ಬೈಲಾದ ಮೇಲೆ ವೀರಪ್ಪನ್ನ ಟೆಂಟ್ ಹಾಕೊಂಡು ಉಣ್ಣಾಕೊಂಡಿರ್ತಾನ. ಸಾಹೇಬ್ರ, ನೀವು ಬರೇ ಬರೇ ಇಬ್ರು ಪಿ ಸಿಗಳನ್ನ ನನ್ನ ಜೊತೆ ಕಳಿಸ್ಕೊಡ್ರಿ. ನಾವ ಉಣ್ಣಾ ಕುಂತಾಗ ಹೋಗಿ ಅವನ ಕೈಗೆ ಬೇಡಿ ಹಾಕಿ ಬರೇ ಒಂದು ಆಟೋದಾಗ ಹೊತ್ಕೊಂಡು ಬರ್ತೀನಿ. ಅವಾಗ ನೀವು ನನಗ 40 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀರಿ, ಹೌದಲ್ಲ ಅಂತಂದಿದ್ದಕ್ಕ ಡಿ ಐ ಜಿ ಸಾಹೇಬ್ರು ಸಿಟ್ಟಿಗೆ ಎದ್ದು, ಬಹುಮಾನ ಬೇಕಾ ಮಗನ ಬಹುಮಾನ, ತಗೋ ಮಗನ ಬಹುಮಾನ, ತಗೋ ಮಗನ ಬಹುಮಾನ ಅಂತ ಬೂಟುಗಾಲಿಲಿ ಒದ್ದು ಒದ್ದು ಒದ್ದು ಏರೋಪ್ಲೇನ್ ಏರಿಸಿ ಮೈ ಹಣ್ಣು ಹಣ್ಣು ಹಣ್ಣು ಮಾಡಿ ಹೊರಗೆ ದುಗಿಸ್ತಾರ. ಏನು ಮಾಡೋದ್ರಿ, ಬಸಪ್ಪನ ಪರಿಸ್ಥಿತಿ. ಬೆಂಗಳೂರಾಗ ಇರಾಕು ಬರುವುದಿಲ್ಲ, ಊರಿಗೆ ಒಳ್ಳಿ ಹೋಗಾಕು ಬರುವುದಿಲ್ಲ. ಅದಕ್ಕೆ ಅಲ್ಲೇ ಇಲ್ಲೇ ಪಿರಿ ಪಿರಿ ಪಿರಿ ಪಿರಿ ತಿರುಗಾಕ ಹತ್ತಿದ. ಊರು ತಿರುಗಾಕ ಹತ್ತಿದ್ದ, ಅರೆದವ್ರ ಮುಂದೆ ಸುಳ್ಳಂದು ಸೊಟ್ಟಂದು ಹೇಳಿ ಹಂಗೂ ಹಿಂಗೂ ಹೊಟ್ಟೆ ತುಂಬಿಸ್ಕೊಳ್ತಿದ್ದ. ಇದ ರೂಢಿಯಾಗಿ ಬಸಪ್ಪ ಒಬ್ಬ ದಗಾಬಾಜಿ ಅಂದ್ರ ದಗಾಖೋರ ಅಂದ್ರ ತಗಲಾಬಾಜಿ ಅಂದ್ರ ತಗಲು ಹೇಳೋದ್ರಾಗ ಸುಳ್ಳು ಹೇಳೋದ್ರಾಗ ನಂಬರ್ 1 ಆಗಿದ್ರಿ. ಒಮ್ಮೆ ಏನಾಯ್ತು ಅಂದ್ರ 2 ದಿವಸದಿಂದ ತಿನ್ನಕ್ ಕೂಳ ಸಿಕ್ಕಿದ್ದಿಲ್ಲ. ಬಿಸಿಲಾಗ ಪಿರಿ ಪಿರಿ ಪಿರಿ ಹೊಂಟಾಗ ದೂರದಿಂದ ಒಂದು ಆಶ್ರಮ ನೋಡಿದ. ಅರಳಿ ಗಿಡದ ಬುಡಕ್ಕ ಒಬ್ಬ ಸಾಧು ತನ್ನ ಶಿಷ್ಯಂದ್ರಿಗೆ ಉಪನ್ಯಾಸ ಕೊಡಕ್ ಹತ್ತಿದ್ದ. ಅಲ್ಲೇ ಇನ್ನೊಂದು ಗಿಡದ ಕೆಳಗ ಅನ್ನ ಸಾರು ಪ್ರಸಾದ ತಯಾರಾಗತ್ತಿತ್ರಿ. ಹಸದ ಕಂಗಾಲಾದ ಬಸಪ್ಪನ ಮೂಗಿಗೆ ಘಮ ಘಮ ಘಮ ಘಮ ಘಮ ಸಾರಿನ ವಾಸನೆ ಬಡದ ಕೂಡ್ಲೆ ಓಡಿ ಹೋಗಿ ಸಾಧುವಿನ ಅಡ್ಡು ಬಿದ್ದು, ಸ್ವಾಮ್ಯರ ನಾನು ನಿಮ್ಮ ಶಿಷ್ಯ ಆಗಿ ಪಾದ ಸೇವಾ ಮಾಡ್ಕೊಂತ ಇಲ್ಲೇ ಇದ್ದು ಬಿಡ್ತೀನಿ ಅಂತ ಬೇಡ್ಕೊಂಡ. ಪಾಪ ಸಾಧು ಶ್ರೀಗಳು ಆಗಲಿ ಅಂತ ಒಪ್ಪಿಕೊಂಡ್ರು. ಬಸಪ್ಪ ಶಿಷ್ಯ ಆಗಿ ಹೊಟ್ಟೆ ತುಂಬ ಉಣ್ಕೋಂತ ದಿನ ಕಳೆಯಕ್ ಹತ್ತಿದ. ಹೊಟ್ಟೆ ತುಂಬ ಉಣ್ತಿದ್ದೇನೋ ಖರೆ, ಆದ್ರ ಆಶ್ರಮದ ನಿಯಮಗಳು ಇವಂಗ ಬಹಳ ತ್ರಾಸ ಅನಿಸಿದ್ವು. ಮುಂಜಾನೆ ನಸಿಕ್ನ್ಯಾಗ 4 ಗಂಟೆ ಕೇಳ್ಬೇಕ್ರಿ, ನದಿಯಾಗ ಮುಳುಗಿ ಹೂ ಪತ್ರಿ ಹರ್ಕೊಂಡು ಬರಬೇಕು, ಕೆಲಸ ಬಗೆ ಹರಿಲಿಲ್ಲ. ಅದಕ್ಕ ಒಂದು ಉಪಾಯ ಹುಡಿದ. ಆಶ್ರಮ ಹುಲ್ಲು ಕಟ್ಟಿಗೆಯಿಂದ ತಯಾರು ಮಾಡಿದ್ದು, ಇದಕ್ಕ ಬೆಂಕಿ ಹಚ್ಚಿಬಿಟ್ರ ಈ ಸಾಧುವಿನಿಂದ ತಪ್ಪಿಸಿಕೊಂಡು ಹೋಗ್ಬಹುದು ಅಂತ ವಿಚಾರ ಮಾಡಿ ಹೊತ್ತ ಸಾಧಿಸಿ ಬೆಂಕಿ ಹಚ್ಚಿ ಹೊರಗೆ ಬಂದು ನಿಂತ. ಇವನಂಗ ಸಾಧುವಿನ ಉಪನ್ಯಾಸ ಕೇಳಿ ಕೇಳಿ ಕೇಳಿ ಬ್ಯಾಸರಾದ ಉಳು ಶಿಷ್ಯಂದ್ರಿಗೂ ಬಹಳ ಖುಷಿಯಾತ್ರಿ. ನಕ್ಕೋಂತ ಶಿಟಿ ಹೊಡ್ಕೋಂತ ಕುಣ್ಯಾಕ ಹತ್ತಿದ್ರು. ಇದನ್ನ ನೋಡಿದ ಸಾಧುಗ ಹೊಟ್ಟ್ಯಾಗ ಖಾರ ಕಲಿಸಿದಂಗಾತ್ರಿ. ಆದರೂ ಪಂಚೇಂದ್ರಿಯಗಳನ್ನ ಹತೋಟಿ ಒಳಗೆ ಇಟ್ಟುಕೊಂಡಂತ ಸಾಧು ನಕ್ಕೋಂತ ಕುಣಿದಾಡೋ ಶಿಷ್ಯಂದ್ರ ಹತ್ರ ಬಂದು, ಅಲ್ರಿಪ್ಪ ಆಶ್ರಮಕ್ಕ ಬೆಂಕಿ ಹತ್ತೈತಿ, ನೀವು ಹೋಗಿ ನದಿಯೊಳಗಿಂದ ನೀರು ತಂದು ಬೆಂಕಿ ಆರಿಸೋದು ಬಿಟ್ಟು ನಗಾಕ ಹತ್ತಿರಲ್ಲ ಅಂತ ಕೇಳಿದ್ದಕ್ಕ ಒಬ್ಬ ಅಡಮೂಟು ಶಿಷ್ಯ, ನಿಮ್ ಪವಾಡ ಶಕ್ತಿಯಿಂದ ಆರಿಸ್ರಿ, ಇಲ್ಲ ನಮ್ ಜೊತೆಯಿಂದ ನೀವು ನಗರಿ ಶಿಟಿ ಹೊಡಿರಿ ಅಂದ. ಅದಕ್ಕೆ ಸಾಧುಗಳು, ಇಷ್ಟು ದಿವಸ ನಾ ಉಪನ್ಯಾಸ ಹೇಳಿದ್ದು ಹೊಳ್ಯಾಗ ಹುಣಸೆಹಣ್ಣು ತೊಳೆದಂಗಾತು, ಬೊರ್ಗಲ್ ಮ್ಯಾಲೆ ನೀರು ಎರೆದಂಗಾತು, ಇಲ್ಲೇ ಕಾಲಹರಣ ಮಾಡೋ ಬದಲು ಕಾಶಿಗೋ ರಾಮೇಶ್ವರಕ್ಕೋ ಹೋಗಿ ದೇವ್ರ ಪಾದ ಸೇರೋದು ಒಳ್ಳೇದು ಅಂತ ವಿಚಾರ ಮಾಡಿ ದಂಡಿ ಕಮಂಡಲ ಕೈಯಾಗ ಹಿಡ್ಕೊಂಡು ಹೊಂಟ್ರು. ಇವ್ರನ್ನ ನೋಡಿದ ಕೂಡಲೇ ಬಸಪ್ಪ ಲಭ ಲಭ ಲಭ ಲಭ ಹೊಯ್ಕೋಂತ ಎದಿ ಎದಿ ಬಡ್ಕೋಂತ ಅಳಾಕ ಶುರು ಮಾಡಿದ್ರಿ. ಬಸಪ್ಪ ಅಳಾಕ ಹತ್ತಿದ್ದ ನೋಡಿ ಸಾಧು ಶ್ರೀಗಳಿಗೆ ಬಹಳ ಸಂತೋಷ ಆತು. ವರ್ಷಾನ್ಗಟ್ಲೆ ಉಳು ಶಿಷ್ಯಂದ್ರಿಗೆ ಉಪದೇಶ ಹೇಳಿದ್ದು ಗಾಳಿ ಮಾತಾಗಿ ಹೋತು. ಮನಮನ ಬಂದ ಆಶ್ರಮ ಸೇರಿದ ಬಸಪ್ಪ ತನ್ನ ಬಗ್ಗೆ ತನ್ನ ಆಶ್ರಮಕ್ಕ ಬೆಂಕಿ ಹತ್ತಿದ ಬಗ್ಗೆ ಎಷ್ಟು ಕಳಕಳಿ ಇಟ್ಕೊಂಡು ಅಳಾಕ ಹತ್ತ್ಯಾನಲ್ಲ, ಇವನೇ ನನ್ನ ನಿಜವಾದ ಶಿಷ್ಯ ಅಂತ ತಿಳ್ಕೊಂಡು, ಯಾಕಪ್ಪ ಬಸಪ್ಪ ಯಾಕೆ ಅಳಾಕ ಹತ್ತಿದ್ದಿ, ಆಶ್ರಮ ಸುಟ್ಟು ಹೋತು, ಅತ್ತೇನು ಪ್ರಯೋಜನ, ಯಾಕೆ ಅಳಾಕ ಹತ್ತಿದ್ದಿ ಅಂದ್ರು. ಅದಕ್ಕೆ ಬಸಪ್ಪ ಇನ್ನೂ ಜೋರಾಗಿ, ಆಶ್ರಮ ಸುಟ್ರೇನಾತ್ರಿ, ಆ ಬೆಂಕಿಯಾಗ ಸಿಕ್ಕು ನೀವಿನ್ನು ಸತ್ತಿಲ್ಲಲ್ಲ, ಅದಕ್ಕ ಬಹಳ ದುಃಖ ಆಗೈತ್ರಿ, ನಿಮ್ಮಿಂದ ತಪ್ಪಿಸ್ಕೊಂಡೆ ಅಂತ ತಿಳ್ಕೊಂಡಿದ್ದೆ, ಆದ್ರ ನೀವಿನ್ನು ಸತ್ತೇ ಇಲ್ಲಲ್ರಿ ಅಪ್ಪ ಅಂತ ಅಳಾಕ ಹತ್ತಿದ. ಅವಾಗ ಸಾಧು ಶ್ರೀಗಳು ತೂ ಮುಂಡೆ ಇದೆ ಅಂತ ಅಂದು ಕಾಶಿ ಯಾತ್ರೆಗೆ ಹೋಗ್ಬಿಟ್ರು. ಹೆಂಗೂ ಬಸಪ್ಪಗ ಆಶ್ರಮದಾಗ ಕಾವಿ ಬಟ್ಟೆ ಸಿಕ್ಕಿದ್ವು, ತಾನ ಒಬ್ಬ ಸ್ವಾಮಿ ಅಂತ ತಿಳಿದು ಕಳ್ಳ ಸ್ವಾಮಿ ವೇಷ ಹಾಕಿದ. ಇನ್ನೊಂದು ಊರಿಗೆ ಬಂದು ಗಿಡದ ಬುಡಕ್ಕ ಪದ್ಮಾಸನ ಹಾಕೊಂಡು ಕುಂತು ಸುಳು ಸುಳ್ಳೆ ಗುನು ಗುನು ಗುನು ಗುನು ಮಂತ್ರ ಹೇಳಕತ್ತಿದ. ಜನ ಇವನು ನೋಡಿ ಮೋಸದ್ರು. ಪ್ರತಿದಿನ ಇವಂಗ
0: ತರ ತರದ ಎಡಿ ಮಾಡಿ ತಾಟ್ ಬರಾಕತ್ತಿದ್ವು ರೀ. ಹೇ ಚಲೋ ಚಾನ್ಸ್ ಆದಲಿ ಅಂದವನ ಮೈ ತುಂಬ ಬೂದಿ ಬಡ್ಕೊಂಡು ಬಂದು ಭಕ್ತರಿಗೆ ಮಂತ್ರ ಮಾಡಿ ಬೂದಿ ಕೊಟ್ಟು ಕಳ್ಸಾಕತ್ತಿದ. ಅವಾಗಿಂದಂಕರು ಬೂದಿ ಸ್ವಾಮಿಯರು, ಬೂದಿ ಸ್ವಾಮಿಯರು, ಬೂದಿ ಬಸಪ್ಪಜ್ಜನವರು ಅಂತ ಭಾರಿ ಪ್ರಖ್ಯಾತ ಅದ್ರಿ. ಜನ ಇವಂಗ ಎಡಿ ಕೊಟ್ರೆ ಹಿಮ ಅವರಿಗೆ ಬೂದಿ ಕೊಡಾಕತ್ತಿದ. ಹಿಂಗ ಆರಾಮಾಗಿ ಸಾಗಿತ್ತು ನಮ್ಮ ಬೂದಿ ಬಸಪ್ಪನ ಜೀವನ. ಒಂದೂರಿಂದ ಇನ್ನೊಂದೂರು, ಇನ್ನೊಂದೂರಿಂದ ಮತ್ತೊಂದೂರು, ಮತ್ತೊಂದೂರಿಂದ ಮುಗದೊಂದೂರು ನಡೆಯಿತು ಬೂದಿ ಬಸಪ್ಪನ ಪ್ರವಾಸ. ಬೂದಿ ಬಸಪ್ಪ ಬೀಡು ಬಿಟ್ಟು ಊರಾಗ ಒಬ್ಬ ದೈವಿಕ ಮನುಷ್ಯ ಇದ್ರಿ. ಅವ ದಿನಾಲು ಕೂಲಿ ಮಾಡಿ ಹಣ ಸಂಪಾದಿಸಿ ಪ್ರತಿದಿನ ಒಬ್ಬ ಜಂಗಮರಿಗೆ ಊಟ ಮಾಡಿಸಿದ ಮೇಲೆ ತಾವು ಊಟ ಮಾಡವ. ಗಂಡ ಹೆಂಡತಿ ಕೂಡಿ ಮಾತಾಡುವಾಗ ದೈವಿಕ ಮನುಷ್ಯ ಅಂದ, ಏನ ನಾನು ಮಾಡೋ ಸ್ವಾಮಿ ಕಾರ್ಯಕ್ಕೆ ನನಗೆಷ್ಟು ಪುಣ್ಯ ಬರ್ತೈತಿ ಅಂತ ನಿನಗೆ ಗೊತ್ತೈತೇನು ಅಂತ ಕೇಳಿದ. ಅದಕ್ಕೆ ಅವನ ಹೆಂಡತಿಗೆ ಸಿಟ್ಟು ಬಂತ್ರಿ. ಅದಕ್ಕಾಕಿ ಅಲ್ರಿ, ಬರೇ ನೀವು ನಾ ಮಾಡಿದ್ದು ಸ್ವಾಮಿ ಕಾರ್ಯ ಅಂತ ಅಂತೀರಿ ಹೊರತು ನಾವಿಬ್ರು ಮಾಡಿದ್ದು ಅಂತ ಯಾಕೆ ಅನ್ನೋದಿಲ್ಲ ಅಂತ ಕೇಳಿದ್ಲು. ಅದಕ್ಕೆ ಸಿಟ್ಟಿಗೆದ ಗಂಡ, ನೀ ಏನು ಮಾಡ್ತೀಯ ನಿಮ್ಮ ಅಪ್ಪನ ತಲಿ ದುಡ್ಯಾವ ನಾನು, ಸ್ವಾಮಿಯರಿಗೆ ಪ್ರಸಾದ ನೀಡಾವ ನಾನು, ಅದ್ರಾಗ ನಿಂದೇನಾಯ್ತು ಕಿಸಾಮತಿ ಅಂತ ಅಂದ. ಅದಕ್ಕೆ ಹೆಂಡತಿ ಮನಸ್ನಾಗ ಅಂದ್ಕೊಡ್ಲು, ಎಲ್ಲ ಬಾಡ್ಕು, ಎಲ್ಲ ಪುಣ್ಯ ನೀನ ಪಡ್ಕೋಬೇಕು ಅಂತ ಮಾಡಿಯಲ್ಲ, ಆಗಲಿ ನೋಡೇ ಬಿಡ್ತೀನಿ ನಿಂದು ಒಂದು ಕೈ ಅಂತ. ಗಂಡ ಹೆಂಡತಿ ಅನ್ಯೋನ್ಯವಾಗಿ ಕೂಡಿ ಸಂಸಾರ ನಡೆಸಿದ್ರೆ ಮಾತ್ರ ಅದು ಜೀವನ, ಇಲ್ಲ ಅಂದ್ರೆ ಅದು ಹಳಿ ತಪ್ಪಿ ನಡೀತೈತಿ ಅಂತ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಸಂಸಾರದೊಳಗೆ ಗಂಡಿಗೆ ಎಷ್ಟು ಪ್ರಾಧಾನ್ಯತೆ ಆಯಿತೋ ಅಷ್ಟೇ ಪ್ರಾಧಾನ್ಯತೆ ಹೆಣ್ಣಿಗೂ ಐತಿ. ಮನ್ಯಾಗ ಹೆಣ್ಣು ಒಲದ್ರೆ ಸಂಸಾರದ ಕಣ್ಣಾಗ್ತಾಳ, ಇಲ್ಲ ಅಂದ್ರೆ ಸಂಸಾರಕ್ಕೆ ಮುಳ್ಳು ಹುಣ್ಣಾಗ್ತಾಳ ಅಂತ ಅನ್ನೋದ ಇದ್ರ ಸ್ವಾರಸ್ಯ. ಹೆಂಡತಿ ಛಲ ತೊಟ್ಲು, ನಿನ್ನ ಪೂಜಾ ಸ್ವಾಮಿ ಕಾರ್ಯ ಹೆಂಗ ನಡೀತೈತಿ ನಾನು ನೋಡೇ ಬಿಡ್ತೇನೆ ಅಂತ. ಮರುದಿನ ಗಂಡ ದೈವಿಕ ಮನುಷ್ಯ ಕೂಲಿ ಮಾಡಿ ಕಾಳು ಕಡಿ ತಂದು ಅಡಿಗೆ ಮಾಡ, ನಾನು ಸ್ವಾಮಿಯವ್ರನ್ನ ಕರ್ಕೊಂಬರ್ತೇನೆ ಅಂತ ಅಂದಿದ್ದಕ್ಕ ಆಗ್ಲಿ ರೀ ಅಂತ ಒಪ್ಪಿಕೊಂಡು ಎಲ್ಲ ಅಡಿಗೆ ಮಾಡಿದ್ಲು. ಹೊರಗೆ ಹೋದಾಗ ಗಿಡದ ಕೆಳಗ್ ಕುಂತು ಬೂದಿ ಬಸಪ್ಪ ಕಣ್ಣಿಗೆ ಬಿದ್ದ. ಕಾಲಿಗೆ ಅಡ್ಡಿ ಬಿದ್ದು, ಸ್ವಾಮಿಯರ ನೀವು ಇವತ್ತ ನಮ್ಮ ಮನ್ಯಾಗ ಪ್ರಸಾದ ಸ್ವೀಕಾರ ಮಾಡಬೇಕ್ರಿ ಅಂತ ಬೇಡ್ಕೊಂಡ. ನಮ್ಮ ಬೂದಿ ಬಸಪ್ಪಗೂ ಇಷ್ಟ ಬೇಕಾಗಿತ್ತು, ಆಗ್ಲಿ ಅಂತ ಆಶೀರ್ವಾದ ಮಾಡಿದ. ಅವನ ಮನೆಗೆ ಹೋಗಿ ಪೂಜಾ ಪುನಸ್ಕಾರ ಮಾಡಿದ ಮೇಲೆ ಪ್ರಸಾದ ಸ್ವೀಕಾರಕ್ಕ ಅಂತ ಕುಂತ. ಅಷ್ಟರಾಗ ದೈವಿಕ ಮನುಷ್ಯ, ಅಲ್ಲ ಇವನ ಸ್ವಾಮಿಯರ್ ಊಟ ಆದ ಮೇಲೆ ತಿನ್ನಕ್ಕೆ ಅಡಿಕೆ ಎಲಿ ಇಲ್ಲಲ್ಲ ಅಂತ ನೆನಪು ಮಾಡಿಕೊಂಡು ಹೆಂಡತಿಗೆ ಹೇಳಿ ಅಡಿಕೆ ಎಲಿ ತರಕ ಹೋದ. ಹೊತ್ತು ಸಾಧಿಸಿ ಗತ್ತು ಮಾಡಿ ಹೆಂಡತಿ ಇದ ಹೊತ್ತಲೇ ಅಂದಾಕಿನ ಒಂದು ಒಣಕಿ ಮೂಲ್ಯಾಗ ನಿಲ್ಲಿಸಿ ಹೂ ಏರಿಸಿ ಕುಂಕುಮ ಭಂಡಾರ ಹಚ್ಚಿ, ಅಯ್ಯೋ ಯಪ್ಪ ನಿನಗೆ ಉಣ್ಣಾಕಿದ ಮನಿ ಬೇಕಾಗಿತ್ತೇನೋ ದೇವ್ರ, ನಿಂದೆಂತ ಕೆಡಗಾಲೋ ಯಪ್ಪ, ನಿನ್ನ ಆಯುಷ್ಯ ತುಂಬಿ ಬಂದಾಗ ನಾ ಏನು ಮಾಡಕ್ಕೆ ಸಾಧ್ಯ ಆಯ್ತೋ ಯಪ್ಪ ಅಂತ ಜೋರಾಗಿ ಅಳಾಕತ್ತಿದ್ರಿ. ಬೂದಿ ಬಸಪ್ಪನ ಲಂಗೋಟಿನ ಢೀಲ ಆತ್ರಿ. ಉಣ್ಣಾಕ್ ಕುಂತಾವ ಒಳಗೆ ಎದ್ದು ಹೋಗಿ, ಯಾಕೆ ವಾತಾಯಿ ಅಂತ ಕೇಳಿದ. ಅದಕ್ಕಾಕಿ, ಏನು ಹೇಳಿರಿ ಸ್ವಾಮಿಯರ, ಏನು ಹೇಳಿ, ನನ್ನ ಗಂಡ ಪ್ರತಿದಿನ ಒಣಕಿ ಪೂಜಾ ಮಾಡಿ ಸ್ವಾಮಿಯರ್ನ ಕರ್ಕೊಂಡು ಬಂದು ಉಣಿಸಿ ಒಣಕಿಲೆ ಸ್ವಾಮಿಯರ್ ತಲಿ ಒಡೆದ ಊಟ ಮಾಡ್ತಾನ್ರಿ ಅಪ್ಪ, ಇವತ್ತ ನಿಮ್ಮ ಪಾಳೆ ಬಂದೈತಿ ಅಷ್ಟ, ಸುಖ ಸುಮ್ಮನ ನೀವು ತಲಿ ಒಡಿಸಿಕೊಂಡು ಸಾಯ್ತ್ರಿ ಅಲ್ಲ ಅಂತ ದುಃಖ ಆಗೈತಿ ಅಂದ್ಲು. ಈ ಮಾತು ಕೇಳಿ ಬೂದಿ ಬಸಪ್ಪಗೆ ಸಿಡ್ಲು ಬಡ್ದಂಗೆ ಆತ್ರಿ. ಆಕಿ ಕಾಲಿಗೆ ಬಿದ್ದು, ಯವ್ವ ತಾಯಿ ಈಗ ಹೆಂಗೆ ಮಾಡೋದು ವಾ ತಾಯಿ ಅಂದ. ಅದಕ್ಕಾಕಿ, ನೀವೇನು ಚಿಂತೆ ಮಾಡಬೇಡ್ರಿ, ನೀವು ನನ್ನ ಗಂಡು ಬರೋದ್ರೊಳಗೆ ಹಿತ್ತಲ ಬಾಗಿಲಿಂದ ಹಾಸಿ ಓಡಿ ಪಾರಾಗ್ರಿ, ಮುಂದಿಂದ ನಾನು ಹುಡ್ಕೊಂತೀನಿ ಅಂತ ಅಂದಿದ್ದಷ್ಟ ತಡ ಅಲ್ಲಿಂದ ಬಸಪ್ಪ ಕೆತ್ತು ಓಡಿ ಹೊಂಟ. ಅಷ್ಟರಾಗ ಗಂಡ ಅಡಿಕೆ ಎಲಿ ಲವಂಗ ಯಾಲಕ್ಕಿ ಕೈಯಾಗಿ ಹಿಡ್ಕೊಂಡು ಬಂದು ನೋಡ್ತಾನ, ಸ್ವಾಮಿಯರ್ ಇಲ್ಲ. ಏ ಏನ ಸ್ವಾಮಿಯರ್ ಎಲ್ಲಿ ಅಂದ. ಆಕೆ ಸಮಾಧಿಯಿಂದ, ಏನು ಮಾಡ್ತೀರಿ, ಸ್ವಾಮಿಯರ್ ಮಠದಾಗ ಒಣಕಿಲ್ಲಂತ, ಅದಕ್ಕೆ ಅವರು ಈ ಒಣಕಿ ಕೊಡು ಅಂತ ಕೇಳಿದರು. ಅದಕ್ಕೆ ನಾವು ಬಡವ್ರಿ, ಕೂಲಿ ಮಾಡಿ ತಿನ್ನೋರು, ನನ್ನ ಗಂಡಕ್ಕೆ ಕೇಳ್ದನ ಒಂದು ಕಡ್ಡಿನೂ ಹೊರಗೆ ಕೊಡೋದಿಲ್ಲ ಅಂತ ಹೇಳಿದೆ. ಅದಕ್ಕೆ ಅವ್ರು ಸಿಟ್ಟಾಗಿ ಹಿತ್ತಲು ಬಾಗಲದಿಂದ ಹೋಗಿಬಿಟ್ರಿ ಅಂತಂದ್ಲು. ಈ ಮಾತು ಕೇಳಿ ಗಂಡ ಭಾಳ ನೊಂದ್ಕೊಂಡ. ಸ್ವಾಮಿಯರು ತನ್ನ ಮನೆಯಾಗ ಪ್ರಸಾದ ಸ್ವೀಕಾರ ಮಾಡದಿದ್ರು ಅಷ್ಟೇ ಹೋತು, ಅವ್ರು ಕೇಳಿದ ಒಣಕಿನಾದರೂ ಅವ್ರಿಗೆ ಕೊಟ್ರಾತು ಅಂತ ಆ ಒಣಕಿ ಹಿಡ್ಕೊಂಡು ಸ್ವಾಮಿಯರ್ ಬೆನ್ನ ಹತ್ತಿ ಓಡಿ ಹೊಂಟ. ಹಿತ್ತಲಾಗ ತಪ್ಪಿಸಿಕೊಂಡು ಬೂದಿ ಬಸಪ್ಪ
1: ಬದುಕಿದೆಯ ಬಡ ಜೀವವೇ ಅಂತ ಅನ್ಕೊಂಡು ಓಡಾಕತ್ತಿದ್ದ. ಹಿಂದಿನಿಂದ ಸ್ವಾಮ್ಯರ ವಣಿಕಿ, ಸ್ವಾಮ್ಯರ ವಣಿಕಿ ಅಂತ ಒದರು ಧ್ವನಿ ಕೇಳ್ತು. ಹಿಂದ ಹೊಳ್ಳಿ ನೋಡ್ತಾನ, ಅವ ವಣಿಕಿ ಹಿಡ್ಕೊಂಡು ಓಡಿ ಬರಾಕತ್ತಾನ. ಇವನ ಕೈಯಾಗ ಸಿಕ್ಕ್ರ ತಲಿ ಒಡೆದ ಬಿಡ್ತಾನಲೇ ಅಂತ ಅಂದವನ. ಮತ್ತ ಬಸಪ್ಪ ಕಚ್ಚಿ ಕೈಯಾಗಿ ಹಿಡ್ಕೊಂಡು ಓಡಾಕತ್ತಿದ. ಅವ ಸ್ವಾಮ್ಯರ ವಣಿಕಿ ಅನ್ನವ ಇವ ಕಿತ್ತು ಓಡವ, ಸ್ವಾಮ್ಯರ ವಣಿಕಿ ಅನ್ನವ ಇವ ಕಿತ್ತು ಓಡವ. ಹಂಗ ಹಂಗ ಹಂಗ ಹಂಗ ಚಿಗರಿ ಹಂಗ ಓಡಿ ಬುದಿ ಬಸಪ್ಪ ಅಲ್ಲಿಂದ ತಪ್ಪಿಸಿಕೊಂಡ. ಮುಂದ ಹೋಗ್ತಾ ಹೋಗ್ತಾ ಬುದಿ ಬಸಪ್ಪಗ ಒಂದು ನದಿ ಅಡ್ಡ ಬಂತ್ರಿ. ನದಿ ನೋಡಿದ ಕೂಡಲೇ ಮೈ ಜುಮ್ ಅಂತು. ಯಾಕಂದ್ರ ನಮ್ ಬೂದಿ ಬಸಪ್ಪಗ ಇಸಾಕ್ ಬರ್ತಿರ್ಲಿಲ್ಲ. ನದಿ ನೋಡಿ ಹೆದರಿ ನದ್ಯಾಗ ಒಂದ ಮಾಡಿಬಿಟ್ಟ. ಒಂದ ಮಾಡಿ ಹೊರಗ್ ಬಂದು ನಿಂತ. ಅದ ಹೊತ್ತಿಗೆ ಬಸಪ್ಪ ಎಲ್ಲಿ ಒಂದ ಮಾಡಿದ್ದೋ ಅಲ್ಲೇ ನೀರ್ ತುಂಬಾಕಂತ ಅದ ಊರಿನ ಹೆಣ್ಮಕ್ಳು ಬಂದ್ರು. ಅವಾಗ ಬಸಪ್ಪ ಸೂಕ್ಷ್ಮ ಆಗಿ, ಯವ್ವ ತಾಯಿಗಳಿರ ಇಲ್ಲಿ ನೀರು ತುಂಬ್ಕೋಬೇಡ್ರವ ಅಂತಂದಿದ್ದಕ್ಕ ಒಬ್ಬಾಕಿ, ಅಲ್ರಿ ಸ್ವಾಮ್ಯರ ಇದೇನು ನಿಮ್ಮ ನೀರೇನ ಅಂತ ಕೇಳಿದ್ದಕ್ಕೆ ಬಸಪ್ಪ, ಅದ್ರಾಗ ಸ್ವಲ್ಪ ನೀರು ನಂದವ ಅಂತಂದ. ಆದರೂ ಅವರು ನೀರು ತುಂಬಿಕೊಂಡು ಹೋಗಿಬಿಟ್ರು. ಅಷ್ಟರಾಗ ಆ ಕಡೆ ದಂಡಿಯಿಂದ ಒಬ್ಬ ನಾವಿಕ ಅಂದ್ರ ಒಬ್ಬ ಅಂಬಿಗೆ ದೋಣಿ ತಗೊಂಡು ಬಂದ. ದೋಣಿ ನೋಡಿದ ಕೂಡಲೇ ಬೂದಿ ಬಸಪ್ಪ ಐಡಿಯಾ ಮಾಡಿದ್ರಿ, ಮಂತ್ರ ಜಪ್ಪಿಸ್ಕೋ ಅಂತ ದಾಸರ ಪದ ಶುರು ಮಾಡಿದ. ಅಂಬಿಗ ನಾ ನಿನ್ನ ನಂಬಿದೆ, ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ, ನಿನ್ನ ನಂಬಿದೆ, ನಿನ್ನ ನಂಬಿದೆ. ಈ ಹಾಡು ಕೇಳಿದ ಅಂಬಿಗ ದೋಣಿ ನಿಲ್ಲಿಸಿ ಇಳಿದು ಬಂದ. ಬೂದಿ ಬಸಪ್ಪನ ಕಾಲಿಗೆ ಅಡ್ಡ ಬಿದ್ದು, ನೀವು ಯಾವ ಮಠದ ಸ್ವಾಮಿಗಳು ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ನಿಮ್ ಸೇವಾ ಮಾಡಾಕ ನಂಗೆ ಅವಕಾಶ ಮಾಡಿಕೊಡ್ರಿ ಅಂದ. ವೈದ್ಯ ಹೇಳಿದ್ದು ಹಾಲು ಅನ್ನ, ರೋಗಿ ಬಯಸಿದ್ದು ಹಾಲು ಅನ್ನ ಅಂದಂಗ ಬೂದಿ ಬಸಪ್ಪ ಸ್ವಾಮಿಯರು, ಭಕ್ತ ನನ್ನನ್ನಿಂದು ಈ ನದಿ ಪಾರು ಮಾಡಿಸು ಸಾಕು ಅಂದ. ಖುಷಿಯಿಂದ ಅಂಬಿಗೆ ಬೂದಿ ಬಸಪ್ಪನ ನಿಜವಾದ ಶ್ರೀಗಳು ಅಂತ ತಿಳ್ಕೊಂಡು ದೋಣ್ಯಾಗ ಕುಂದ್ರಿಸಿ ಹುಟ್ಟು ಹಾಕಾಕತ್ತಿದ. ಅವಾಗ ನಮ್ಮ ಬೂದಿ ಬಸಪ್ಪನ ದಿಮಾಕದ ಡಿಗ್ರಿ ಏರಿ ಸ್ವಕ್ಕ ಬಂದಿತ್ರಿ. ಅಲ್ಲಪ್ಪ ಅಂಬಿಗೆ ನೀನು ಓದಾಕ ಬರ್ಯಾಕ ಕಲ್ತಿಯೇನಪ್ಪ ಅಂತ ಕೇಳಿದ ನಮ್ಮ ಹೆಬ್ಬೆಟ್ಟಿನ ಗುರುತಿನ ಬೂದಿ ಬಸಪ್ಪ. ಪಾಪ ಅಂಬಿಗೆ ವಿನಯದಿಂದ ಇಲ್ರಿ ಅಪ್ಪ ಅಂದ. ಅದಕ್ಕೆ ನಮ್ಮ ಬಸಪ್ಪ, ಥೂ ನಿನ್ನ ಮನೆ ಹಾಳಾಗ, ನಿನ್ನ ಜನ್ಮ ಹಾಳಾಗಿ ಹೋತು ಅಂದ. ಮತ್ತೆ ಬೂದಿ ಬಸಪ್ಪ ಕೇಳಿದ, ಹೋಗ್ಲಿಪ್ಪ ಅಂಬಿಗೆ ನೀನು ದಾನ ಧರ್ಮ ಪರೋಪಕಾರ ಮಾಡಿ ಏನಪ್ಪ? ಅಂಬಿಗೆ ಅಂದ, ಇಲ್ರಿ ಅಪ್ಪ. ಮತ್ತೆ ಬಸಪ್ಪ, ಥೂ ನಿನ್ನ ಮನೆ ಹಾಳಾಗ, ನಿನ್ನ ಜನ್ಮ ಹಾಳಾಗಿ ಹೋತು ಅಂದ. ಅಂಬಿಗೆಯಾಗ ಲೆಕ್ಕ ಹತ್ತತ್ರಿ. 108 ಜನರಿಗೆ ಹೊಳಿ ದಾಟಿಸಿ 108 ತರದ ಮೀನಾ ಹಿಡಿಯೋ ಜಾಲಗಾರ ಅಂಬಿಗೆಯಾಗ ಇವ ಕಳ್ಳ ಸ್ವಾಮಿ ಅಂತ ಗೊತ್ತಾಗಿ ಇವಗೊಂದು ಕೈ ತೋರಿಸಬೇಕು ಅಂತ ನಿರ್ಧಾರ ಮಾಡಿ ದೋಣಿ ತುದಿಗೆ ಹೋಗಿ ನಿಂತು ವಜ್ಜಾ ಮಾಡಿ ಉಲ್ಟಾ ಪಲ್ಟಾ ಮಾಡಿಬಿಟ್ಟ. ಬೂದಿ ಬಸಪ್ಪ ನೀರಾಗ ದಪ್ಪ ಅಂತ ಬಿದ್ದ. ಬಿದ್ದ ಬಸಪ್ಪ ಗುಟ್ಟಕ್ಕ ಗುಟ್ಟಕ್ಕ ಗುಟ್ಟಕ್ಕ ಗುಟ್ಟಕ್ಕ ಗುಟ್ಟಕ್ಕ ಗುಟ್ಟಕ್ಕ ಅಂತ ನೀರು ಕುಡಿಯಕ್ ಹತ್ತಿದ್ದ. ಅವಾಗ ಅಂಬಿಗೆ ಕೇಳಿದ, ಸ್ವಾಮಿಯರ ಈಸಾಕ್ ಕಲ್ತಿರೇನ್ರಿ ಅಂತ. ಅದಕ್ಕೆ ಬೂದಿ ಬಸಪ್ಪ, ಇಲ್ಲಪ್ಪ ಇಲ್ಲ ಅಂತ ಅಂದ ಕೂಡಲೇನ. ಅದಕ್ಕೆ ಅಂಬಿಗೆ, ಥೂ ನಿನ್ನ ಮನೆ ಹಾಳಾಗ, ನಿನ್ನ ಜನ್ಮ ಪೂರ್ತಿ ಹಾಳಾಗಿ ಹೋತು ಅಂದ. ಇನ್ನೇನು ಬೂದಿ ಬಸಪ್ಪ ಮುಳುಗಿ ಸಾಯೋ ಸ್ಥಿತಿ ಒಳಗಿದ್ದ. ಅವಾಗ ಕರುಣಾಮಯಿ ಅಂಬಿಗೆ ಅವನ ನೀರಿಂದ ಹೊರಗೆತ್ತಿ ತಂದು ದಡ ಸೇರಿಸಿದ. ಅಂಬಿಗೆ ಬಸಪ್ಪನ ಗಿಡದ ಕೆಳಗೆ ದಪ್ಪ ಅಂತ ಒಗೆದು ಹೋಗಿದ್ದ. ಒಂದೆರಡು ತಾಸಿನ ಮೇಲೆ ನಮ್ಮ ಬೂದಿ ಬಸಪ್ಪಗೆ ಜ್ಞಾನ ಬಂತ್ರಿ, ಅಂದ್ರೆ ಎಚ್ಚರಿಕೆ ಆತು. ಸುತ್ತಮುತ್ತ ನೋಡಿದ, ಎದ್ದು ಕುಂತ. ಮಾವಿನ ಗಿಡದ ಬುಳಕ್ಕ ಕುಂತಿದ್ದ. ಅಲ್ಲೇ ಸುತ್ತ ಬಳ್ಳ್ಯಾಗ ಕುಂಬಳಕಾಯಿ ಬಳ್ಳಿನೂ ನೋಡಿದ. ಮ್ಯಾಲೆ ತಲೆ ಎತ್ತಿ ನೋಡ್ತಾನ, ಗಿಡ ತುಂಬೆಲ್ಲ ಸಣ್ಣ ಸಣ್ಣ ಮಾವಿನಕಾಯಿ. ಸುತ್ತ ನೋಡ್ತಾನ, ಬಳ್ಳ್ಯಾಗ ಬಲತ್ ನಿಂತ ದೊಡ್ಡ ದೊಡ್ಡ ಕುಂಬಳಕಾಯಿ. ವಿಚಾರ ಮಾಡಿದ, ದೇವ್ರ ಮೇಲೆ ಭಾಳ ಸಿಟ್ಟು ಬಂತು. ಆ ದೇವರಿಗೆ ಜವಾಬ್ದಾರಿನೇ ಇಲ್ಲ, ದೇವರು ಅಂದ್ರೆ ಬೇಜವಾಬ್ದಾರಿ ಮನುಷ್ಯ ಆಗಿಬಿಟ್ಟನ. ಯಾವ ಕೆಲಸ ಹೆಂಗೆ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಅಲ್ಲ, ಇಂಥ ದೊಡ್ಡ ಮಾವಿನ ಮರಕ್ಕೆ ಸಣ್ಣ ಸಣ್ಣ ಮಾವಿನಕಾಯಿ ಕೊಟ್ಟು ಸುತ್ತ ಇದ್ದ ಸಣ್ಣ ಬಳ್ಳಿಗೆ ದೊಡ್ಡ ದೊಡ್ಡ ಕುಂಬಳಕಾಯಿ ಕೊಟ್ಟಾನ. ಹುಚ್ಚು ದೇವರು, ಅಕಸ್ಮಾತ್ ನಾನಾ ದೇವರು ಆಗಿರ್ತಿದ್ರೆ ಇಂಥ ದೊಡ್ಡ ಮಾವಿನ ಮರಕ್ಕೆ ದೊಡ್ಡ ದೊಡ್ಡ ಗಾತ್ರದ ಕುಂಬಳಕಾಯಿ ಅಂತ ಮಾವಿನಕಾಯಿ ಕೊಡ್ತಿದ್ದೆ. ಹಿಂಗೆ ಮಾಡಿದ್ರೆ ಇವರಪ್ಪನ ಅಂದ್ರೆ ದೇವರಪ್ಪನ ಗಂಟೇನು ಹೊಕ್ಕಿತ್ತು, ಅಂತ ವಿಚಾರ ಮಾಡುವಷ್ಟರೊಳಗ ಸ್ವಯಂತ ಗಾಳಿ ಬಿಟ್ಟು ಗೊಪ್ಪಾದ ಒಂದು ಮಾವಿನಕಾಯಿ ಬೂದಿ ಬಸಪ್ಪನ ತಲೆ ಮೇಲೆ ಟಕ್ ಅಂತ ಬಿತ್ತು. ಬಸಪ್ಪ ಹೊಡೆದ ತಾಳ್ಲಾರ್ದ ಅಯ್ಯೋ ಯಪ್ಪ ಸತ್ತೇ ಅಂತ ಚೀರಿ ನೆಲಕ್ಕೆ ಬಿದ್ದ. ತಲೆಗೆ ಪೆಟ್ಟು ಬಿದ್ದು ತಲೆ ಮೇಲೆ ದೊಡ್ಡದೊಂದು ಬುಗುಟಿ ಎದ್ದಿತ್ತು. ಅದಕ್ಕೆ ಬೂದಿ ಬಸಪ್ಪ, ಯಪ್ಪ ದೇವ್ರ ನೀನ ಸರಿಯಪ್ಪ, ಅಕಸ್ಮಾತ್ ಕುಂಬಳಕಾಯಿ ಗಾತ್ರದ ಗೊಪ್ಪದ ಮಾವಿನಕಾಯಿ ನನ್ನ ತಲೆ ಮೇಲೆ ಬಿದ್ದಿತ್ತು ಅಂದ್ರೆ ನಾ ಇಲ್ಲೇ ಗೊಟಕ್ಕಂತಿದ್ದೆ ಅಂತಂದು ಮುಂದೆ ನಡೆದ. ಬಹಳ ವಿಚಿತ್ರ ಊರಿಗೆ ಬಂದ್ರಿ. ಆ ಊರಿನ ಹೆಸರು ಎದ್ದ ಬಡಿ ಅಂತ. ಹ್ಞೂನ್ರಿ, ನಗಬೇಡ್ರಿ, ಕೇಳ್ರಿಲ್ಲ. ಆ ಊರಿನ ಹೆಸರ ಎದ್ದ ಬಡಿ ಅಂತಿತ್ತು. ಇನ್ನು ಊರಾನ್ ಜನ ಹೆಂಗಿರಬಾರ್ದ್ರಿ? ಅವರು ಒಂದು ನಮೂನೆ ವಿಚಿತ್ರ ಇದ್ರು. ಈ ಎದ್ದ ಬಡಿ ಊರಾಗ ಒಳ್ಳೆಯವ ಅಂತ ನಾವು ಒಬ್ಬನು ಇರಲಿಲ್ಲ. ಹಗಲು ಹೊತ್ತಿನಾಗ ದೀಪ ಹಚ್ಚಿ ಹುಡುಕಿದ್ರು ಸಿಗ್ತಿದ್ದಿಲ್ಲ. ಭಾರಿ ಕೆಟ್ಟ ಜನ ರೀ. ಪುಂಡು ಪೋಕ್ರಿತನ, ಮೋಸತನ, ಸುಳ್ಳುತನ, ಟೊಪಿಗೆ ಹಾಕೋದು, ಇಂಥ ವಿದ್ಯೆ ಒಳಗೆ ಒಬ್ಬರಿಗಿಂತ ಒಬ್ಬರು ನಿಪುಣರು. ಭಾಳ ಎಟ್ಟಿ ಜನ ರೀ. ಹುಟ್ಟಿದಾಗಿಂದ ಒಬ್ಬರು ಒಂದು ಚಲೋ ಕೆಲಸನ ಮಾಡಿದ್ದಿಲ್ಲ. ಇಂಥ ಎದ್ದು ಬಡಿ ಊರಾಗ ಹೋಗಿ ನಮ್ಮ ಬೂದಿ ಬಸಪ್ಪ ಸಿಕ್ಕಿಬಿದ್ದ. ಚಾವಡಿ ಕಟ್ಟಿ ಹಿಡಿದ ಕುಂತ ಬೂದಿ ಬಸಪ್ಪನ್ನ ವಿಚಿತ್ರದ ರೀತಿಯಿಂದ ನೋಡಕ್ ಹತ್ತಿದ್ರಿ. ಕಾವಿ ಬಟ್ಟೆ ಹಾಕೊಂಡು ಬಸಪ್ಪ ಅವ್ರ ಕಣ್ಣಿಗೆ ಭಯೋತ್ಪಾದಕ ಕಣ್ಣಂಗೆ ಕಂಡ. ಪಾಪ ಬಸಪ್ಪಗ ಹೊಟ್ಟ ಹಸಿವು ತಾಳ್ಲಾರ್ದ ಒಬ್ಬನ್ ನೋಡಿ, ಯಜಮಾನ್ರ ನನಗೆ ಹೊಟ್ಟಿ ಭಾಳ ಹಸ್ದೈತಿ ಅಂದ. ಅದಕ್ಕವ ಕಣ್ಣು ಕೆಂಪಗೆ ಮಾಡಿ ಅದಕ್ಕೆ ನಮಗೇನು ಮಾಡಂದಿ ಅಂದ. ಅಷ್ಟ್ರಾಗ ಇನ್ನೊಬ್ಬ ಬಂದು, ಏನಂತ ಕಲ್ಲಪ್ಪ ಇವನು ಹಕೀಕತ್ ಅಂತ ಕೇಳಿದ್ದಕ್ಕ, ಇವನಿಗೇನೋ ಹೊಟ್ಟೆ ಹಸ್ದೈತೆ ಅಂತ ತತ್ಸಾರ ಮನೋಭಯದಿಂದ ಉತ್ತರ ಕೊಟ್ಟ. ಅದಕ್ಕವ, ನೀ ಯಾವೇ ಬೇ ವರ್ಷಿ ಮುನ್ನೋಡಿ ಮುಂದೆ ಹೋಗು ಅಂತ ಸಿಟ್ಟಿನಿಂದ ಭಿಕ್ಷುಕಿಗೆ ಹೇಳಿದಂಗ ಹೇಳಿ ಹೋಗ್ಬಿಟ್ಟ. ಬಸಪ್ಪಗ ಸುಂಕದ ಕಟ್ಟಿಯವ್ರ ಮುಂದೆ ಸುಖ ದುಃಖ ಹೇಳಿದಂಗ ಆಗಿತ್ತು. ಸುಮ್ಮನೆ ಮಾರಿ ಒಣಿಸ್ಕೊಂಡು ಕುಂತ. ಅಷ್ಟ್ರಾಗ ಇನ್ನೊಬ್ಬ ಬಂದು ಚಾವಡಿ ಕಟ್ಟಿ ತನ್ನ ಹೆಗಲ ಮೇಲಿನ ಟವೆಲಿಂದ ಹಸನ ಮಾಡಿ ಕುಂತು, ಏನ್ರಿಪ್ಪ ಐಗೋಳ್ರ ನಟ್ಟಗ ನಿಗಿರಿಸಿಕೊಂಡು ಇಲ್ಲೇ ತಳ ಊರಿರಲ್ಲ, ನಡಕ್ ಯಾವ ಊರು ಸಿಗ್ಲಿಲ್ಲೇನ ಅಂತ ಕೇಳಿದ. ಅವಾಗ ಚಾಲಾಕ ಬಸಪ್ಪ ಅವ್ರ ಮಾತಿನ ದಾಟಿ ಹಿಡ್ದಿದ್ದ. ಹೂನ್ರಿಪ್ಪ, ನಟ್ಟಗ ನಿಗಿರಿಸಿಕೊಂಡು ಇಲ್ಲಿಗೆ ಬಂದು ತಳ ಊರೇವಿ, ನೀವೆತ್ಲಾಗ ಹೊಂಟಿದ್ರಿ ನಿಮ್ ಬುಡಾಕಿ ತಗೊಂಡು ಅಂತಂದ. ಅವಾಗ ಆ ಮನುಷ್ಯ ಬಸಪ್ಪ ಮಾತಾಡಿದ ದಾಟಿ ನೋಡಿ ಅವನ್ನು ಅದ ಊರಾವ ಅಂತ ತಿಳ್ಕೊಂಡು, ಸೊಳೆ ಮಗಂದು ಸುಡುಗಾಡ್ ಹೊಲ ಆಯ್ತಲ್ರಿಪ್ಪ, ಕಾಯಕ್ ಹೊಂಟೇನಿ ಅಂತ ವಿನಯದಿಂದ ಉತ್ತರ ಕೊಟ್ಟ. ನಮ್ ಬೂದಿ ಬಸಪ್ಪ ಎಳಿ ಸಿಕ್ಕ್ರ ಹಚಡ ನುಂಗೋ ಮನುಷ್ಯ, ಇಷ್ಟು ಸಿಕ್ಕ್ರೆ ಕೇಳ್ತಾನೇನ್ರಿ. ಮಾತು ಮುಂದುವರಿಸಿದ, ಮತ್ತೇನ್ರಿಪ್ಪ ನಿಮ್ ಹಾಳಾದ ಹೊಲಸ ಮನೆತನ ಹೆಂಗ ನಡೆದೈತಿ ಅಂತ ಅಂದಿದ್ದಕ್ಕ ಅವ, ಅಡ್ಡಿ ಇಲ್ರಿಪ್ಪ, ಎಲ್ಲ ಮಗ ದೇವ್ರ ಆಶೀರ್ವಾದ. ಮನ್ಯಾಗ ದರಿದ್ರ ಮೋತಿ ಹೆಂಡತಿ, ಸತ್ತೆಣದಂತ ಮಗ, ಹರಕ್ ಮುಗಿನ ಮಗಳು, ಎಲ್ಲರೂ ಆರಾಮದಾರ, ನಾ ಇನ್ನು ಬರ್ತೇನೆ ಅಂತ ಎದ್ದು ಹೋಗೇ ಬಿಟ್ಟ. ಚಾಲಕ ಬಸಪ್ಪ ಲೆಕ್ಕ ಹಾಕಿದ್ರಿ, ಈ ಊರ ಮಂದಿಗೆ ಬುದ್ಧಿ ಕಲಸೇ ಹೋಗಬೇಕು ಅಂತ ನಿರ್ಧಾರ ಮಾಡಿದ. ಚಾವಡಿ ಕಟ್ಟಿ ಮೇಲೆ ಎದ್ದು ನಿಂತು, ಬರ್ರಿಲೇ ಎಲ್ಲರೂ ಬರ್ರಿಲೇ, ನಿಮಗೊಂದು ಮಾತು ಹೇಳ್ತೇನೆ ಬರ್ರಿಲೇ ಅಂತ ಕೂಗಾಕ್ ಹತ್ತಿದ. ಜನ ಬಂದು ಸೇರಿದ್ರು. ಅವಾಗ, ಈ ಊರಾಗ ಪಂಡಿತರು ಅನ್ನೋರು ಯಾರದಾರು ಹೇಳ್ರಿ, ಅವರು ನನ್ನ ಮುಂದೆ ಪಾಂಡಿತ್ಯ ತೋರಿಸ್ಲಿ, ನನ್ನ ಸೋಲಿಸುವಂತ ಶಾಣ್ಯ ಪಂಡಿತ ಈ ಜಗತ್ನಾಗ ಹುಟ್ಟಿಲ್ಲ ಅಂತ ಎದಿ ತಟ್ಟಿ ತಟ್ಟಿ ಹೇಳಿದ. ಅದಕ್ಕೊಬ್ಬವ, ಈ ಊರಾಗ ಎಲ್ಲಾರು ಪಂಡಿತ್ರ, ಇಂಥ ಪಂಡಿತರಿಗೆ ನೀವೇನು ಗೆಣಸ್ ಕರೆಯಕ್ ಬಂದಿರಪ್ಪ, ಚಲೋ ಸಿಕ್ಕಿ ತಡಿ ನಮ್ಮ ಕೈಯಾಗ ಅಂತ ಅಂದು ಎಲ್ಲರೂ ಸೇರಿ ಬೂದಿ ಬಸಪ್ಪನ ಸಾವಿರ ತಲಿ ಗುಂಡು ಭಟ್ರ ಕಡೆ ಹೊತ್ತುಕೊಂಡು ಹೋಗಿ ನಿಲ್ಲಿಸಿದ್ರು. ಸಾವಿರ ತಲಿ ಗುಂಡು ಭಟ್ರ ಬಗ್ಗೆ ಹೇಳಬೇಕಂದ್ರೆ, ಈ ಭಟ್ರಿಗೆ ಸಾವಿರ ತಲಿ ಇರಲಿಲ್ಲರಿ, ಆದ್ರೆ ಸಾವಿರ ತಲಿಯಷ್ಟು ಬುದ್ಧಿ ಐತಿ ಅಂತ ಎದ್ದು ಬಡಿ ಊರಾನ್ ಜನ ತಿಳ್ಕೊಂಡಿದ್ರು. ಗುಂಡು ಭಟ್ರು ಸಣ್ಣವರಿದ್ದಾಗ ಸಾಲಿಗೆ ಹೆಸರು ಹಚ್ಚದನ, ದೊಡ್ಡ ಭಿನ್ನತಿ ಒಳಗೆ ಕುಂತು ಸಾಲಿ ಕಲ್ತವ್ರು. ಇಂಥ ಸಾವಿರ ತಲಿ ಗುಂಡು ಭಟ್ರ ಮುಂದೆ ಬಸಪ್ಪನ ವೈದ್ಯ ನಿಲ್ಲಿಸಿ, ಭಟ್ರ ಇವ ಮಹಾಪಂಡಿತ್ ಅಂತ ನೋಡ್ರಿ, ಅದಕ್ಕೆ ನಿಮ್ಮ ಪಾಂಡಿತ್ಯ ಪರೀಕ್ಷೆ ಮಾಡಕ್ ಬಂದಾನ, ಸ್ವಲ್ಪ ನಿಮ್ಮ ಕೈ ತೋರಿಸ್ರಿ ಅಂದ್ರು. ಭಟ್ರು ಬಾಳ ಸಿಟ್ಟಿಗೆದ್ದ, ಇವ ಪಂಡಿತ್ ಏನ, ಇವ ಎಲ್ಲಿ ಕಸ್ಮರಿಗಿ ಪಂಡಿತ ಅಂತ ನನ್ನ ಪರೀಕ್ಷೆ ಮಾಡಕ್ ಬಂದಾನ. ಹ ಕೇಳಪ್ಪ ಪಂಡಿತ, ಏನು ಕೇಳ್ತಿ, ಒಮ್ಮೆಲೆ ಕೇಳಿಬಿಡು
0: ಇಲ್ಲ ಅಂದ್ರೆ ನಮ್ ಕೈಯಾಗ ಸಿಕ್ಕ ಹರ ಚಿಪ್ಪಾಡಾಗಿ ಅಂತ ಗುಡುಗಿದ್ರು ಭಟ್ರು. ಬಸಪ್ಪಗ ಖಾತ್ರಿ ಆತು, ಈ ಊರವರು ತಿಳಿಗೇಡಿಗಳು, ಇವ್ರ ಜೊತೆ ವಾದ ಮಾಡೋದಕ್ಕಿಂತ ಜಾಣತನದಿಂದ ಪಾರಾಗಿ ಹೋಗೋದ ಒಳ್ಳೇದು ಅಂದು ಗುಂಡು ಭಟ್ರ ಕಾಲಿ ನಮಸ್ಕಾರ ಮಾಡ್ತಾನ. ನಿಮ್ಮ ಹಳ್ಳಿಯೊಳಗ ಇಂಥ ದೊಡ್ಡ ಪಂಡಿತರು ಅದಾರಂತ ನಂಗೆ ಗೊತ್ತಿರಲಿಲ್ಲರಿ ಭಟ್ರ. ಗುಂಡು ಭಟ್ರು ನನ್ನ ಸೋಲಿಸಿದ್ರು, ನಾ ಶರಣಾಗತ ಆಗ್ತಾನೆ, ನೀವೆಲ್ಲರೂ ಸೇರಿ ಇವ್ರ ಮೆರವಣಿಗೆ ಮಾಡಬೇಕು, ನಾನು ಜಯ ಜಯಕಾರ ಮಾಡ್ತೇನೆ ಅಂತ ಅಂದ. ಊರಾನ್ ಜನ ಎಲ್ಲ ಸೇರಿ ಗುಂಡು ಭಟ್ರನ ಪಲ್ಲಕ್ಕಿಯೊಳಗೆ ಕುಂದರಿಸಿ ಸನಾದಿ ಭಜಂತ್ರಿ ಮೇಳದ ಜೊತೆ ಮೆರವಣಿಗೆ ಶುರು ಮಾಡಿದ್ರು. ಎಲ್ಲರೂ ಸಾವಿರ ತಲಿ ಗುಂಡು ಭಟ್ ಮಹಾರಾಜರಿಗೆ ಜೈವಾಗಲಿ ಅಂತ ಜಯ ಜಯಕಾರ ಮಾಡಕ್ ಹತ್ತಿದ್ರು. ಈ ಗದ್ದಲದಾಗ ಏನಾರ ಉಪಾಯ ಮಾಡಿ ಇಲ್ಲಿಂದ ಪಾರಾಗಬೇಕು ಅಂತ ಬಸಪ್ಪ ಎಲ್ಲರಿಗೂ ಕಾಣುವಂಗ ಒಂದು ಕಾಗದದ ಚೀಟಿ ಕಟ್ಟಾಕ ಹತ್ತಿದ. ಅದನ್ನ ನೋಡಿ ಎಲ್ಲ ಜನ ಇದೇನು ಚೀಟಿ ಯಾಕೆ ಕಟ್ಟಾಕ ಹತ್ತಿರಿ ಅಂತ ಕೇಳಿದ್ರು. ಅವಾಗ ಬಸಪ್ಪ ಅವರಿಗೆ, ನೋಡ್ರಿಪ್ಪ, ಇದು ಗುಂಡು ಭಟ್ರ ಮೈಯಾಗಿನ ಒಂದು ಕೂದ್ಲ, ಇದನ್ನ ನಮ್ಮ ಊರಿಗೆ ಹೋಯ್ತೇನೆ ಅಂದು ಆ ಚೀಟಿ ತನ್ನ ಹಣೆಗೆ ಹಚ್ಚಿಕೊಂಡು ನಮಸ್ಕಾರ ಮಾಡಿದ. ಅದಕ್ಕೆಲ್ಲಾರು ಯಾಕ ಅಂತ ಕೇಳಿದ್ರು. ಅವಾಗ ಬಸಪ್ಪ, ನಿಮ್ ಸಾವಿರ ತಲಿ ಗುಂಡು ಭಟ್ರು ಬಹಳ ಪವಿತ್ರ ಅದಾರ, ಹುಡುಗರಿಗೆ ಜ್ವರ ಬಂದ್ರ, ಭೂತ ಬಡದ್ರ, ಹುಚ್ಚ ಹಿಡಿದ್ರ, ಈ ಕೂದ್ಲ ಅವ್ರ ಕೊರಳಿ ಕಟ್ಟಿಬಿಟ್ರ ಆತು, ಎಲ್ಲ ಬಿಟ್ಟು ಹೋಕೈತಿ ಅಂತ ಅನ್ನೋದು ಒಂದ ತಡ ಜನ ಎಲ್ಲಾರು ಮೆರವಣಿಗೆ ನಿಲ್ಲಿಸಿ ಭಟ್ರನ್ನ ಪಲ್ಲಕ್ಕಿಯಿಂದ ಕೆಳಕ್ ಕೆಡವಿ ನನಗ ನಿನಗ ನಿನಗ ನನಗ ನನಗ ನಿನಗ ಅಂತ ಭಟ್ರ ಮೈಯಾಗಿನ ಒಂದು ಕೂದ್ಲ ಉಳಿದಂಗ ಕಿತ್ತೊಳಕ್ ಶುರು ಮಾಡಿದ್ರಿ. ಇದ ಹೊತ್ತಲೆ ಅಂದವನ ಬಸಪ್ಪ ಆ ಗದ್ದಲದಾಗಿಂದ ಪಾರಾಗಿ ಓಡಿ ಹೋದ. ಅಲ್ಲಿಂದ ಬಸಪ್ಪ ಮುಂದ ಒಂದು ಊರಿಗೆ ಬಂದು ಕಟ್ಟಿ ಹಿಡಿದು ಕುಂತ. ಆ ಊರಿನ ಸಾಹುಕಾರ ತನ್ನ ಮಗಳಿಗೆ ವರ ನೋಡಿ ನೋಡಿ ನೋಡಿ ಸಾಕಾಗಿ ಹೋಗಿದ್ದ. ಯಾಕಂದ್ರ ಸಾಹುಕಾರನ ಹೆಂಡತಿ ಗುಣ ನೋಡಿ ಯಾರೂ ಅವನ ಮಗಳನ್ನ ಮದುವೆಯಾಗಿದ್ದಿಲ್ಲ. ಕಟ್ಟಿ ಮೇಲೆ ಕುಂತ ಬಸಪ್ಪನ ನೋಡಿ ಸಾಹುಕಾರಗ ಮನಸ್ಸಿಗೆ ಬಂತ್ರಿ, ಹಂಗಾರ ಮಾಡಿ ಇವನ್ ಒಪ್ಪಿಸಿ ಮದುವೆ ಮಾಡಿಬಿಟ್ರಾತು ಅಂತ ಬಸಪ್ಪನ ಕಡೆ ಬಂದು, ಏನ್ರಪ್ಪ ಮತ್ತ ನೀವು ಯಾವ ಊರಿನವರು ಅಂತ ಕೇಳಿದ. ಅದಕ್ಕೆ ಬಸಪ್ಪ, ಯಾವ ಊರು ಅಂತ ಹೆಂಗ ಹೇಳಿರಿಪ್ಪ, ಎಂಟತ್ತು ಊರಾಗ ಎಂಟತ್ತು ಮನಿ ಅದಾವು ಅಂದ. ಸಾಹುಕಾರ ಅಲೆಲೆಲೆಲೆಲೆ ಒಳ್ಳೆ ಶ್ರೀಮಂತ ಅಳಿಯಾನ ಸಿಕ್ಕ ಅಂತ ಅನ್ಕೊಂಡು, ನೋಡ್ರಿಪ್ಪ ನಾನು ಈ ಊರಿಗೆ ಭಾರಿ ಶ್ರೀಮಂತ ಅದೇನೆ, ನನಗ ಒಬ್ಬಕಿನ ಮಗಳದಾಳ, ಭಾಳ ಚಂದದಾಳ, ಏನ್ರಿಪ್ಪ ಬಣ್ಣ ಸ್ವಲ್ಪ ಕರ್ರಗಿದ್ರು, ಮಾರಿ ಮೇಲೆ ಸ್ವಲ್ಪ ಚಿಕ್ಕ ಚಿಕ್ಕಿದ್ರು, ಭಾಳ ಕಳ ಐತ್ರಿ, ಮತ್ತ ಮಾಡ್ಕೊಂತೀರೇನು ಅಂತ ಕೇಳಿದ. ಬಸಪ್ಪ ಮನಸ್ಸಿನಾಗ ಲೆಕ್ಕ ಹಾಕಿದ, ಹೆಂಗೂ ತನಗೂ ದಿಕ್ಕಿಲ್ಲ, ಇಲ್ಲೇ ಈ ಸಾಹುಕಾರ ಮಗಳ ಮದುವೆ ಮಾಡ್ಕೊಂಡ್ಬಿಟ್ರೆ ನಾಳೆ ಸಾಹುಕಾರ ಸತ್ತ ಮೇಲೆ ಅವನ ಸರ್ವ ಆಸ್ತಿಗೂ ತಾನ ಹಕ್ಕದಾರ ಆಗಬಹುದು ಅಂತ ತಿಳ್ಕೊಂಡು ಗತ್ತನ್ಯಾಗ, ಮತ್ತ ನಿಮ್ಮ ಮಂಥನ ಎಂಥದ್ದು, ನಡೆ ನುಡಿ ಹೆಂಗ ಅಂತಂದ. ಅದಕ್ಕೆ ಸಾಹುಕಾರ, ಭಾರಿ ಒಳ್ಳೆ ಮಂಥನ್ರಿಪ್ಪ ನಮ್ಮದು, ಮತ್ತು ಮನ್ಯಾಗ ಒಳ್ಳೆ ಸಂಪ್ರದಾಯ ಅದಾವು, ಎಲ್ಲ ಗಂಡಸೂರದ ಹಿರೇತನ, ಹೆಣ್ಮಕ್ಳು ನಮ್ಮ ಮನ್ಯಾಗ ತುಟಿ ಪಿಟಕ್ ಅನ್ನೋದಿಲ್ಲ ಅಂದ. ಹಂಗಾರೆ ಆಗಲಿ ನಡೀರಿ, ನಿಮ್ಮ ಮಗಳು ನೋಡಿ ಒಪ್ಪಿಗೆ ತಿಳಿಸ್ತೇನೆ ಅಂತ ಬಸಪ್ಪ ಹೇಳಿದ. ಅದಕ್ಕೆ ಸಾಹುಕಾರ, ಒಂದು 5 ನಿಮಿಷ ಇಲ್ಲೇ ಕುಂತೀರ್ರಿ, ನಮ್ಮ ಮನೆಗೆ ಹೋಗಿ ಎಲ್ಲ ತಯಾರಿ ಮಾಡಿಕೊಂಡು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಸಾಹುಕಾರ ಮನೆಗೆ ಬಂದ. ಮಗಳು ಖರ್ಚಾದ್ರೆ ಸಾಕು ಅಂತ ಸಾಹುಕಾರ ಮನೆತನದ ನಡೆ ನುಡಿ ಭಾಳ ಸಂಪ್ರದಾಯಬದ್ಧದಾವು ಅಂತ ಹೇಳಿದ್ದ. ಆದ್ರ ಮನ್ಯಾನ ಪರಿಸ್ಥಿತಿ ಇವ ಹೇಳಿದ್ದಕ್ಕೆ ತದ್ವಿರುದ್ಧನೇ ಐತ್ರಿ. ಸಾಹುಕಾರನ ಹೆಂಡತಿ ಸಾಕ್ಷಾತ್ ಬ್ರಹ್ಮ ರಾಕ್ಷಸಿ ಇದ್ದಂಗಿದ್ಲು, ಆಕೆ ಅವತಾರ ನೋಡಿ ಯಾರೂ ಮಗಳನ್ನ ಮದುವೆ ಆಗಿದ್ದಿಲ್ಲ. ಇವತ್ತ ಹೆಂಗಾದ್ರೂ ಮಾಡಿ ಹೆಂಡತಿ ಬಾಯಿ ಮುಚ್ಚಿಸಿ ಮಗಳನ್ನ ತೋರಿಸಿಬಿಟ್ರೆ ತನ್ನ ಜವಾಬ್ದಾರಿ ಮುಗೀತೈತಿ ಅಂತ ತಿಳಿದು ಸೀದಾ ಮನೆಗೆ ಬಂದು ಹೆಂಡತಿ ಕಾಲಿಗೆ ಬಿದ್ದ. ಹೆಂಡತಿ, ಯಾಕೆ ಕಸ್ಟಮರಿಗೆ ಕಾಲಿಗೆ ಯಾಕೆ ಬೀಳ್ತಿ, ಹೇಳ್ಬೇಕ ಹಿಕ್ಕಟ್ಟ ಕಚ್ಚಾ ಪಚ್ಚ ತುಳಿದು ಬಿಟ್ಟೇನು ಅಂತಂದ್ಲು. ಮಾರಾಯಳ, ಇಷ್ಟು ದಿನ ಅದನ್ನ ಮಾಡಿದ್ದಿ, ವದಿ ತುಳಿ ಬೇಕಾದ ಮಾಡು, ನಾನು ಬೇಡ ಅನ್ನೋದಿಲ್ಲ, ಇವತ್ತು ಮಗಳು ನೋಡಾಕ ವರ ಕಡ್ಕೊಂಡು ಬರ್ತೀನಿ, ಇವತ್ತು ಒಂದು ದಿನ ಒಂದೇ ದಿನ ಬಾಯಾಗ ಉಪ್ಪು ಹಾಕ್ಕೊಂಡು ಸುಮ್ಮನಿರ್ತೀಯ ಅಂತ ಬೇಡ್ಕೊಂಡ. ಯಾಕೋ ಏನೋ ಆಕಿಗೆ ಸ್ವಲ್ಪ ಕರಣ ಬಂತ್ರಿ. ಹ್ಞೂ, ಏನು ಮಾಡ್ಕೊಂತೀಯೋ ನೀನ ಮಾಡ್ಕೋ, ಆ ಹುಡುಗ ಬಂದು ಹೋಗೋ ತನಕ ಅಷ್ಟೇ, ನಾಳೆ ಅಂದ್ರೆ ನಾ ಕೇಳಕ್ಕಿಲ್ಲ, ಹಂಗೆ ಹಂಗೆ ನೀನು ಚಿಪ್ಪಾಡಿ ಮಾಡಿಬಿಟ್ಟೇನು ಅಂದ್ಲು. ಮತ್ತೇನ್ರಿ ಇದ್ರೀಗ ಹೇಳ ಅಂದಿದ್ದಕ್ಕೆ ಸಾಹುಕಾರ, ಇನ್ನೇನು ಇಲ್ಲ, ನಮ್ಮ ಮನೆತನ ಪುರುಷ ಪ್ರಾಧಾನ್ಯವಾಗಿದ್ದು ಅಂತ ಸುಳ್ಳು ಹೇಳೇನಿ. ಅದಕ್ಕೆ ಆ ಹುಡುಗ ಬಂದಾಗ ಅವನ ಮುಂದೆ ನಿನಗೇನಾದರೂ ಬೈದ್ರೆ ನೀ ತಿರುಗಿ ಬೈಬೇಡ, ಸಮಾಧಿಯಿಂದ ಇರಬೇಕು ಅಷ್ಟ ಅಂದ. ಹೆಚ್ಚಂದ್ರೆ ನೀ ಎಷ್ಟು ಬೈಗಳ ಬೈಬಹುದು ಅಂತ ಈಗ ನಿಕ್ಕಿ ಹೇಳಿಬಿಡು ಅಂದ್ಲು. ಭಾಳೇನಿಲ್ಲ, ಹೆಚ್ಚಂದ್ರೆ ಒಂದು 20-30 ಬೈಗಳ ಬೈಬಹುದು ಅಷ್ಟ. ಕರೆ ಹೇಳ, ಒಮ್ಮೆಲೆ ಹೇಳಿಬಿಡು. ಹೇಳಿದ್ದಕ್ಕಿಂತ ಹೆಚ್ಚಿಗೆ ಬೈದಿ ಅಂದ್ರೆ ನಿನ್ನ ಚಟ್ಟಾಕಿತ್ತು ಕೈಯಾಗ ಕೊಟ್ಟೇನಿ ಅಂದ್ಲು. ನೋಡ, ಹೆಚ್ಚಂದ್ರೆ ಒಂದು 50 ಬೈಗಳ ಬೈಬಹುದು. ಇನ್ನು ವಿಚಾರ ಮಾಡಿ ಹೇಳು, ಆಮ್ಯಾಕ ಹೆಚ್ಚು ಕಡಿಮೆ ಆತು ಅಂದ್ರೆ ನಾ ಏನು ಸುಮ್ಮನೆ ಇರಾಕಿಲ್ಲ, ನಿನ್ನ ಚಡ್ಡಿ ಕಿತ್ತು ಕೈಯಾಗ ಕೊಟ್ಟೇನಿ ಅಂತಂದಿದ್ದಕ್ಕೆ ಸಾವುಕಾರ ವಿಚಾರ ಮಾಡಿ ಸುಳ್ಳಾಕೆ ಹೇಳಿ, ಅಗದಿ ಅಗದಿ ಭಾಳ ಅಂದ್ರೆ ಒಂದು 100 ಬೈಗಳ ಬೈತೇನೆ ಅಷ್ಟ ಅಂದ. ಹ್ಮ್, ಸಾಕು, ಭಾಳ ಅದು. ಆದ್ರೆ ಅಪ್ಪಿ ತಪ್ಪಿ 100 ಬೈಗಳ ಆದ್ಮೇಲೆ ಒಂದರ ಹೆಚ್ಚಿಗೆ ಬೈದಿ ಅಂದ್ರೆ ಈಗ ಯಾಕೆ ಹೇಳಿ, ಅವಾಗ ಹೇಳ್ತೇನೆ ಅಂತ ಹೆಂಡತಿ ಒಪ್ಪಿಕೊಂಡ್ಳು. ಸಾವುಕಾರ ಖುಷಿಯಿಂದ ಒಪ್ಪಿ ಹೋಳಿಗೆ ಹುಗ್ಗಿ ಕಟ್ಟಿನ ಸಾರು ಮಾಡಕ್ಕೆ ಹೇಳಿ ಬಸಪ್ಪನ ಕರ್ಕೊಂಡು ಬರಕ್ಕ ಹೋದ. ಇತ್ಲಾಗ ಬಸಪ್ಪ ಕಟ್ಟಿ ಮೇಲೆ ಕುಂತು ಹೆಂಡತಿನ ಮನಸ್ಸಿನಾಗ ನೆನದು ಮಂಡಿಗೆ ತಿನ್ನಕ್ಕೆ ಹತ್ತಿದ್ದ. ಸಾವುಕಾರ ಬಂದು, ಬರ್ರಿಪ್ಪ ಎಲ್ಲ ತಯಾರಾಗೈತಿ, ಇನ್ನೇನು ನೀವು ಬಂದು ನನ್ನ ಮಗಳು ನೋಡೋದು ಒಂದೇ ಬಾಕಿ. ನಮ್ಮ ಮಂತನ ಭಾಳ ಶ್ರೇಷ್ಠ ಮಂತನ ಏನ್ರಿಪ್ಪ, ಮನ್ಯಾಗ ಮುತ್ತು ನಿಂತ ಮಗಳು, ಹೇಳ್ದಂಗೆ ಕೇಳು ಹೆಂಡತಿ, ಸುಖವಾಗದನ್ ನೋಡ್ರಿ, ನನ್ನ ಹೆಂಡತಿ ನನ್ನ ಮುಂದೆ ತುಟಿ ಪೆಟ್ಟು ಅನ್ನೋದಿಲ್ಲ ಅಂತ ಹೇಳಿ ಮನೆ ಕರ್ಕೊಂಡು ಹೋಗಿ ಮನೆ ಬಂದ ಕುಳಿಯಿಂದ ಹೊರಗಿಂದ ಸಾವುಕಾರ, ಏ ಬುಕ್ಕಣಿ ಒಳಗೇನು ಮಾಡಾಕತ್ತಿದಿ, ಕಾಲಿಗೆ ನೀರು ತೊಂಬಾರ ಅಂದ. ಸಾವುಕಾರನ ಹೆಂಡತಿ ಬಂದು ಕಾಲಿಗೆ ನೀರು ಕೊಟ್ಟು ಒಳಗೆ ಹೋದ್ಲು. ಸಾವುಕಾರ, ಏ ಮಾನಗಡಿ ಕಂಬಳಿ ಹಾಸಿಲ್ಲೇನ ಅಂದಿದ್ದಕ್ಕೆ ಅಕ್ಕಿ ಬಂದು ಕಂಬಳಿ ಹಾಸಿ ಹೋದ್ಲು. ಬಸಪ್ಪ ಕುಂತ, ಏ ಊರ್ ಕೋಡಿ ಬಿದ್ದಾಡಿ ಚಿಪ್ಪಾಡಿ ಮಗಳು ಕರ್ಕೊಂಡು ಬಾ ಅಂದ. ಅವಾಗ ಸಾವುಕಾರನ ಹೆಂಡತಿ, ಇವನ್ ಹಿಂಗ ಸೈಲ್ ಬಿಟ್ರ ಇವ ಅಳಿತಿಗೆಟ್ಟು ಬೈತಾನ ಅಂದಾಕೆ ಒಳಗ ಒಂದು ಉದ್ದನ ಸಣಬಿನ ದಾರ ತಗೊಂಡು ಬೈಗಳಕ್ ಒಂದು ಗಂಟು ಹಾಕಕ್ ಹತ್ತಿದ್ಲು. ಏ ಬುದ್ಧಿಗೇಡಿ ಮಾನಗೇಡಿ ಮಗಳು ಕರ್ಕೊಂಡು ಬಾರ ಅಂದಿದ್ದಕ್ಕೆ ಅವನ ಹೆಂಡತಿ ಮನಸ್ನಾಗ, ಈ ಹುಡುಗನ ಬಾಯಾಗ ಮಣ್ಣು ಹಾಕಲಿ, ಇವನ್ ಸಲುವಾಗಿ ನಾ ಎಷ್ಟು ಬಯಸ್ಕೋಬೇಕು ಅಂತ ಅಂದ್ಕೊಂಡು ಮತ್ತೆ ಸಣಬಿಂದ ಅರಕ್ಕೆ ಗಂಟು ಹಾಕಿ ಮಗಳನ್ನ ಕರ್ಕೊಂಡು ಬಂದ್ಲು. ಮಗಳು ಬಂದು ಮಣಿ ಮೇಲೆ ಕುಂತ್ಲು. ಸಾವುಕಾರನ ಮಗಳ ಗೆಳತಿಗೆ ಈ ಸುದ್ದಿ ಬಡಿತ್ರಿ. ಆಕಿ ತನ್ನ ಗಂಡನ ಹೆಗಲ ಮೇಲೆ ಕುಂತ ಗಂಡಗ ಲಗಾಮ ಹಾಕಿ ಕುದುರೆ ಮಾಡ್ಕೊಂಡು ಅಲ್ಲಿ ಬಂದು ಬಸಪ್ಪನ ಒಮ್ಮೆ ನೋಡಿ ನಕ್ಕ ತನ್ನ ಗೆಳತಿಗೆ ಹೇಳಿದ್ಲು, ಹೇ ನೋಡ ಹುಡುಗ ಚಲೋ ಅದಾನ, ಒಳ್ಳೆ ಕುದುರೆ ಮಾಡ್ಕೋಬಹುದು, ನೀನು ಹೂ ಅಂತ ಒಪ್ಪಿಗೆ ಕೊಟ್ಬಿಡು ಅಂಥೇಳಿ ಮತ್ತೆ ಹಲೇ ಹುಷ್ ಹಲೇ ಹುಷ್ ಅಂತ ತನ್ನ ಗಂಡನ್ನ ಹೊಡ್ಕೊಂಡು ಹೊರಗೆ ಹೋದ್ಲು. ನಮ್ಮ ಬಸಪ್ಪ ಈ ಕುದುರೆ ಆಟ ನೋಡಿ ಅಲೆಲೆಲೆಲೆ ಅಂದ. ಸಾವುಕಾರ, ನಿಮ್ಮ ಮಗಳು ಒಳ್ಳೆ ಪರಿಸರದಾಗ ಬೆಳೆದಾಳ ಅಂದ. ಅದಕ್ಕೆ ಸಾವುಕಾರ, ಎಲ್ಲ ಆ ದೇವ್ರ ಆಶೀರ್ವಾದ ರೀಪ ಅಂತಂದ. ಏ ಚೀಮಾರಿ ಬುದ್ಧಿಗೇಡಿ ನಾಲ್ಕು ಹೆಂಗ್ಸ ಲಗು ಲಗು ಉಣ್ಣಾಕ್ ನೀಡ ಅಂತ ಹೆಂಡತಿ ಹೇಳಿದ. ಇವ ಬೈದಂಗ ಆಕಿ ಒಳಗೆ ಸಣಬಿನ ದಾರಕ್ಕೆ ಗಂಟು ಹಾಕೊಂತ ಹೊಂಟಿದ್ಲು. ಇಬ್ರಿಗೂ ಹೋಳಿಗೆ ತುಪ್ಪ ನೀಡಿದ್ಲು. ಹೊಟ್ಟೆ ಹೆಸದು ಬಸಪ್ಪ ಗಪ್ಪ ಗಪ್ಪ ಗಪ್ಪ ತಿಂದು ಇನ್ನೊಂದು ಹೋಳಿಗೆ ಅಂತ ಸಾವುಕಾಶಿ ಸಾವುಕಾರನ ಕಿವ್ಯಾಕ್ ಕೇಳಿದ. ಅದಕ್ಕೆ ಸಾವುಕಾರ, ಏ ಅರ್ಹುಚ್ಚಿ ಇನ್ನೊಂದು ಹೋಳಿಗೆ ತೊಂಬಾ ಅಂತ ಕೂಗಿ ಹೇಳಿದ. ಅಷ್ಟೊತ್ತಿನಾಗ 99 ಬೈಗಳ ಆಗಿದ್ದು. ಸಾವುಕಾರನ ಹೆಂಡತಿ ಗಂಟೆಣಿಸಿ ಖಾತ್ರಿ ಮಾಡ್ಕೊಂಡಿದ್ಲು. ಹೊರಗಿಂದ ಸಾವುಕಾರ ಇನ್ನೊಂದು ಹೋಳಿಗೆ ಅಂತ ಕೂಗಿದ. ಅದಕ್ಕಿ ಅಡುಗೆ ಮನೆಯಿಂದ ಇನ್ನು ಒಂದ ಉಳಿದೈತಿ ನೆನಪಿರಲಿ ಅಂತ ಉತ್ತರ ಕೊಟ್ಲು. ಬಸಪ್ಪಗ ಭಾಳ ನಾಚಿಗಾತ್ರಿ. ಎಲ್ಲ ಹೋಳಿಗೆ ಮುಗಿದು ಒಂದ ಉಳಿದೈತಿ ಅಂದಮೇಲೆ ಸಾವುಕಾರ ಹೋಳಿಗೆ ಬೇಡ ಅನ್ನ ತರಿಸ್ಬಿಡ್ರಿ ಅಂದ. ಅದಕ್ಕೆ ಸಾವುಕಾರ, ಏ ಹೋಳಿಗೆ ತಿನ್ರಿ ಬೇಕಾದಷ್ಟು ಅದಾವು, ಏ ಏನ ಹೋಳಿಗೆ ಅಂತ ಕೂಗಿದ. ಆಕಿ ಮತ್ತೆ ಕೂಗಿ ಹೇಳಿದ್ಲು, ನೆನಪಿರ್ಲಿ ಇನ್ನು ಒಂದು ಉಳಿದೈತ ಅಂತ. ಇದಕ್ಕೆ ಬಸಪ್ಪ ಏನ್ ತಿಳ್ಕೊಂಡಿದ್ದ ಅಂದ್ರ, ಒಳಗ ಹೋಳಿಗೆ ಒಂದ ಉಳಿದೈತಿ ಆದರೂ ಸಾವುಕಾರ ಒತ್ತಾಯ ಮಾಡಕ್ ಹತ್ಯಾನ ಅಂತ. ಆದ್ರೆ ಸಾವುಕಾರನ ಹೆಂಡತಿ ಹೋಳಿಗೆ ಒಂದ ಉಳಿದೈತಿ ಅಂತ ಹೇಳಿದ್ದಿಲ್ರಿ, ಸಣಬಿನ ಗಂಟು 99 ಇನ್ನು ಒಂದ ಬೈಗಳ ಬಾಕಿ ಐತಿ ಅಂತ ನೆನಪು ಮಾಡಕ್ ಹತ್ತಿದ್ಲು. ಯಾಕಂದ್ರೆ ಮೊದ್ಲ ಗಂಡ ಹೆಂಡತಿ ನಡುವೆ ಕರಾರಾಗಿತ್ತು ನೋಡ್ರಿ, ಬರೇ 100 ಬೈಗಳ ಬೈಯೋದು ಅಂತ. ಈ ಕರಾರು ಬಸಪ್ಪ ಗೊತ್ತಿರಲಿಲ್ಲ, ಅದಕ್ಕೆ ಬಸಪ್ಪ ಹೋಳಿಗೆ ಬ್ಯಾಡ್ರಿ ಸಾವುಕಾರ ಅನ್ನ ತರಿಸ್ರಿ ಅಂದ. ಸಾವುಕಾರು ಅನ್ನ ತೊಗೊಂಡ್ಬಾರ ಚಿಮಾರಿ ಎಷ್ಟು ಹೊತ್ತದು ಅಂತ ಅಂದಿದ್ದಕ್ಕಾಕಿ ನಕ್ಕ.

ಒಂದ ಸಾಹುಕಾರನ ಹೆಂಡತಿ, ಏನು ನನ್ನ ಮಸಿಯರಿಬೆ ನೂರ ಬೈಗಳ ಬೈತೀನಿ ಅಂತ ಕಾಲಿಗೆ ಬಿದ್ದು ಕೀಳ್ಕೊಂಡು ನೂರ ನಾಲ್ಕು ಬೈದೆ. ಹಿಡಿಯೋ ಕಟ್ಟಬೇಳಿ ಸಾರು ಉಣ್ಣು ಅಂದಾಕಿನ ಒಲಿ ಮೇಲೆ ಕತ್ತ ಕತ್ತ ಕತ್ತ ಕತ್ತ ಕುದಿಯೋ ಸಾರನ್ನ ಒಂದು ಗಡಿಗೆಗೆ ತುಂಬಿ ತಂದು ತಲೆ ಮೇಲೆ ಒಗದ್ಲು. ಗಡಿಗೆ ಒಡೆದು ಗಡಿಗೆ ಕಂಟ ಸಾಹುಕಾರನ ಕೊರಳಾಗಿ ಬಿತ್ತರಿ. ಮೈ ತುಂಬ ಸುಟುಗುಳ್ಳಿ ಎದ್ದು ಹ್ಞೂ ಗಡಿಗೆ ಒಡೀತು ಗಡಿಗೆ ಗಡಿಗೆ ಗಡಿಗೆ ಕಿಮ್ಮತ್ತು 10 ರೂಪಾಯಿ 10 ರೂಪಾಯಿ ಕೊಟ್ಟ ಮೇಲೆ ಹೇಳು ನನ್ನ ಕಸ್ಟಮರಿಗೆ, ಇಲ್ಲಾಂದ್ರೆ ಈ ಹುಡುಗನ ತಲೆ ಮೇಲೂ ಸಾರು ಸುರುತ್ತೆ ನೋಡು ಅಂತ ಹೇಳಿ ಸಾರು ತರಾಕಂತ ಮತ್ತೆ ಒಳಗೆ ಹೋದ್ಲು. ಅಷ್ಟ್ರಾಗ ಬಸಪ್ಪ ಅಲ್ಲಿದ್ರೆ ಕೆಲಸ ಕೆಡ್ತೈತಿ ಅಂದವನ ಹಂಗ ಮುಸುರುಗೈಲೇನ ಮ್ಯಾಲೆದ್ದು ಓಡಿ ಹೊರಗೆ ಬಂದು ತಪ್ಪಿಸಿಕೊಂಡ. ಊರೂರು ತಿರುಗಿ ಮತ್ತೊಂದು ಊರಿಗೆ ಬಂದ. ಆ ಊರಿನ ಹೆಸರು ಕೆಪ್ಪೂರು ಅಂತ. ಕೆಪ್ಪೂರು ಅಂತ ಯಾಕೆ ಆ ಊರಿಗೆ ಹೆಸರು ಬಂದಿತ್ತು ಅಂದ್ರೆ, ಏನೋ ಹವಾಮಾನ ದೃಷ್ಟಿಯಿಂದ ಹೀರಾಫೇರಾಗಿ ಅಲ್ಲಿರೋ ಜನ ಎಲ್ಲ ಕೆಪ್ಪರಾಗಿದ್ರು. ಅಂದ್ರೆ ಅವ್ರಿಗೆ ಸರಿಯಾಗಿ ಕಿವಿ ಕೇಳ್ತಿರಲಿಲ್ಲ, ಅದಕ್ಕೆ ಆ ಊರಿಗೆ ಕೆಪ್ಪೂರು ಅಂತ ಹೆಸರು ಬಂದಿತ್ತು. ಊರು ಹೊರಗೆ ಒಂದು ದೊಡ್ಡ ನೀರಾವರಿ ಹೊಲ. ಆ ಹೊಲದ ಹತ್ರ ಬಸಪ್ಪ ಬಂದು ನಿಂತ. ಆ ಹೊಲದ ಮಾಲೀಕ ಸಮೃದ್ಧವಾಗಿ ಬೆಳೆದು ನಿಂತಂಥ ಹೊಲದ ಬೆಳೆ ಕಂಡು ತನಗೆ ತಾನ ಆಹಾ ಆಹಾ ನನ್ನ ಹೊಲ ಎಷ್ಟೊಂದು ಬೆಳೆ ಕೊಟ್ಟೈತಿ ಅಂತ ಆನಂದದಿಂದ ಕುಂತಿದ್ದ. ಅವಾಗ ಬಸಪ್ಪ ಹೋಗಿ, ಅಲ್ರಿ ಮತ್ತೆ ಮುಂದೆ ಕಾಣ್ತೈತಲ್ಲ ಇದು ಯಾವ ಊರು ಅಂದ. ಶ್ರೀಮಂತ ರೈತ ತನ್ನ ಖಯಾಲಿ ಒಳಗೆ ತಾಕುಂತಿದ್ದ. ಬಸಪ್ಪನ ಮಾತು ಅವನು ಕೇಳಲಿಲ್ಲ. ಬಹುಶಃ ಇವಂಗ ಕಿವಿ ಕೇಳಕ್ಕಿಲ್ಲ ಅಂತ ತಿಳ್ಕೊಂಡು ಬಸಪ್ಪ ಆ ಶ್ರೀಮಂತನ ಡುಬ್ಬ ಹಿಡಿದು ಅಲ್ಲಾಡಿಸಿ ಜೋರಾಗಿ, ಅಲ್ರಿ ಮುಂದೆ ಕಾಣ್ತೈತಲ್ಲ ಇದು ಯಾವ ಊರು ಅಂದ. ಅದಕ್ಕೆ ಆ ರೈತ, ಇಲ್ಲಿ ಕಾಣೋದೆಲ್ಲ ಹೊಲ ನಂದ, ಭಾಳ ಕಷ್ಟಪಟ್ಟು ದುಡ್ದೇನ್ರಿಪ್ಪ ಅಂದ. ಅಲ್ಲ ಇವನ ನಾನೊಂದು ಕೇಳಿದ್ರೆ ಇವ ಒಂದು ಹೇಳ್ತಾನಲ್ಲ, ಇವಂಗೆ ಹುಚ್ಚಿಗಿಚ್ಚು ಏನಾರು ಹಿಡಿದೈತೇನು ಅಂತ ಅನ್ಕೊಂಡು ಮತ್ತೆ ಜೋರಾಗಿ ಕೈ ಮಾಡಿ ತೋರಿಸುವಂತ, ಅಲ್ರಿ ನಾನು ನಿಮ್ಮ ಹೊಲದ ಬಗ್ಗೆ ಕೇಳಿಲ್ಲ, ಮುಂದೆ ಕಾಣೋ ಊರು ಹಾ ಆ ಊರು ಯಾವುದು ಅಂತ ಕೇಳಿದೆ ಅಂತ ಅಂದ. ಅದಕ್ಕವ, ಓಹೋ ಆ ಮಹಡಿ ಮನಿ ಏನ ಅದು ನಂದ, ಬೇಕಾದ್ರೆ ಬಾ ತೋರಿಸ್ತೇನೆ, ಅದನ್ನು ಭಾಳ ಕಷ್ಟಪಟ್ಟು ಕಟ್ಟೇನ್ರಿಪ್ಪ ತೋರಿಸ್ತೇನೆ ಬಾ ಅಂತ ಬಸಪ್ಪನ ಕೈ ಹಿಡ್ಕೊಂಡು ಕರ್ಕೊಂಡು ಹೊಂಟ. ಬಸಪ್ಪಗ ಏನು ಮಾಡಬೇಕೋ ತಿಳಿಲಿಲ್ಲ, ಸುಮ್ಮನೆ ಅವನು ಹಿಂದೆ ಹೊಂಟ. ಮನೆಗೆ ಹೋದ ಕೂಡಲೇ ಆ ಶ್ರೀಮಂತ ರೈತ, ಏನ ಏ ಏನ ಬಾಯಿಲೆ ಅಂತ ಹೆಂಡತಿ ಕರೆದ. ಅವನ ಹೆಂಡತಿ ಹೊರಗೆ ಬಂದ್ಲು. ಈ ಹುಡುಗಗ ನೀನ ಒಂದಿಷ್ಟು ತಿಳಿಸಿ ಹೇಳು, ಊರು ಹೊರಗೆ ಬೆಳೆದು ನಿಂತಿರೋ ಹೊಲನೂ ನಂದ, ಈ ಮಹಡಿ ಮನೆನೂ ನಂದ ಅಂತ ಎಷ್ಟು ಹೇಳಿದ್ರು ಕೇಳುವಲ್ಲ, ನೀನ ಒಂದಿಷ್ಟು ತಿಳಿಸಿ ಹೇಳು ಅಂದ. ಅವನ ಹೆಂಡತಿನೂ ಕೆಪ್ಪಿ. ಅದಕ್ಕೆ ಅವನ ಹೆಂಡತಿ ಖುಷಿಯಾಗಿ, ಅಯ್ಯೋ ದೇವ್ರು ಎಂಥ ಚಲೋ ಬುದ್ಧಿ ಕೊಟ್ಟಾನ್ರಿ ನಿಮಗೆ, ಈ ಅಕ್ಸಾಲಿಗೆನ ನಮ್ಮ ಮನೆಗೆ ಕರ್ಕೊಂಡು ಬಂದಿರಲ್ಲ, ನೋಡ್ರಿ ನಿಮಗೇನು ಆಭರಣ ಮಾಡಿಸ್ಬೇಕು ಅನಿಸ್ತೋ ಅದನ್ನು ಮಾಡಿಸ್ರಿ, ನತ್ತರ ಮಾಡಿಸ್ರಿ, ಬೆಂಡವಾಲಿನರ ಮಾಡಿಸ್ರಿ, ವಂಕಿನರ ಮಾಡಿಸ್ರಿ, ತೋಡೆನರ ಮಾಡಿಸ್ರಿ, ಯಾರು ಬೇಡ ಅಂತಾರ, ಆದ್ರೆ ನನಗೆ ಮಾತ್ರ ನಾಲ್ಕು ಎಳಿ ಅವಲಕ್ಕಿ ಸರ ಬೇಕಾ ನೋಡ್ರಿ ಅಂದ್ಲು. ಬಸಪ್ಪಗ ಇವ್ರ ಮಾತು ಕೇಳಿ ದಿಕ್ಕ ತಿಳಿದಂಗಾತು. ನೋಡಪ್ಪ ಅಕ್ಸಾಲಿಗೆ ಊರಾಗ ಯಾರೂ ಹಾಕ್ಕೊಂಡಿರಬಾರ್ದು, ಅಂಥ ನಮೂನಿ ಮಾಡಬೇಕು ನೋಡಪ್ಪ, ಬೇಕಾದ್ರೆ 100 ರೂಪಾಯಿ ಹೆಚ್ಚಿಗೆ ತಗೋ ಅಂದು ಬಸಪ್ಪಗ ಕಂಬಳಿ ಹಾಸಿ ಕುಂದ್ರಾಕ್ ಹೇಳಿ ತನ್ನ ಮಗಳನ್ನ ಕರೆದು, ಏ ಕಮಲವ್ವ ಕಮಲವ್ವ ಬಾಯಿಲೆ ಅಂತ ಕರೆದು ಕೂಡಲೇ ಮಗಳು ಬಂದು ನಾಚಿದಂತ ಕಾಲು ಕೈ ಅದನ್ನ ಇದನ್ನ ಅಳಗ್ಯಾಡಿಸ್ಕೋ ಅಂತ ನಿಂತ್ಲು. ನೋಡು ಮಗಳ, ನಿಮ್ಮಪ್ಪ ನಮ್ಗೆ ಆಭರಣ ಮಾಡ್ಸಾಕಂತ ಅಕ್ಸಾಲಿಗೆನ ಮನೆಗೆ ಕರ್ಕೊಂಡು ಬಂದಾನ, ನಿನಗೇನು ಬೇಕು ಅಂತ ಹೇಳಿಬಿಡು ಅಂದ್ಲು. ಹೇಳಿ ಕೇಳಿ ಮಗಳು ಕೆಪ್ಪಿ ವಯ್ಯಾರ ಮಾಡ್ಕೊಂತ, ಯವ ನಾನಂತೂ ಸಣ್ಣಕ್ಕೆ ನೀವು ಹಿಂಗೆ ಇವನ್ನ ಮದುವೆ ಆಗ್ತೀಯೇನು ಅಂತ ಕೇಳಿದ್ರೆ ನಾ ಹೆಂಗೆ ಹೇಳಿ, ನೀವು ಇವಂಗಾರ ಕೊಟ್ಟು ಮದುವೆ ಮಾಡಿರಿ, ಇಲ್ಲ ಇನ್ನೊಬ್ಬಂಗಾರ ಕೊಟ್ಟು ಮದುವೆ ಮಾಡಿರಿ, ಕುರುಡುಗಾರ ಕೊಡ್ರಿ, ಕುಂಟುಗಾರ ಕೊಡ್ರಿ, ಸಾಹುಕಾರಗಾರ ಕೊಟ್ಟು ಮದುವೆ ಮಾಡಿರಿ, ಬಡುಗರ ಕೊಟ್ಟು ಮದುವೆ ಮಾಡಿರಿ, ಒಟ್ಟಿನ ಮೇಲೆ ಮದುವೆ ಮಾಡಿರಿ ಅಂತ ಅಂದಾಕಿನ ಒಳಗಿದ್ದ ಕೆಲಸದ ಆಳು ಸಾವಂತ್ರವನ್ನು ಕರೆದ. ನೋಡ ಸಾವಂತ್ರವ, ನಮ್ಮ ಅಪ್ಪ ಅವ್ವ ಈ ಹುಡುಗನ ಕರ್ಕೊಂಡು ಬಂದು ಇವನ್ನ ಮದುವೆ ಆಗ್ತೀಯೇನು ಅಂತ ಕೇಳಕ್ ಹತ್ತಾರ. ಸಣ್ಣಾಕೆ ಅದ ನಾ ಏನು ಹೇಳಬೇಕವ್ವ, ಯಾರಿಗಾರ ಕೊಟ್ಟು ಮದುವೆ ಮಾಡಿರಿ, ನಾ ತಯಾರದೇನಿ ಅಂದೆ. ಇದಕ್ಕೆ ನೀ ಏನಂತೀವ ಅಂತ ಕೇಳಿದ್ಲು. ಕೆಲಸದ ಆಳು ಕೆಪ್ಪೆ, ಸಾವಂತ್ರವ್ವ ನೀವು ಹಿಂಗೆ ಕೇಳಿದ್ರೆ ನಾ ಏನು ಹೇಳಿ, ನನಗೆ ಉಣ್ಣಾಕೆ ಏನು ಬೇಕು ಅಂತ ಕೇಳಿದ್ರೆ

0: ನಾ ಏನು ಹೇಳಿ, ತಂಗಳದ್ರ ಹಾಕ್ರಿ, ಬಿಸಿದಾರ ಹಾಕ್ರಿ, ಒಟ್ಟು ಹೊಟ್ಟೆ ತುಂಬ ಉಣ್ಣಾಕ ಹಾಕ್ರಿ ಸಾಕು ಅಂತ ಅಂದು ಒಳಗೆ ಸಗಣಿ ಬೆಳೆಯಕ್ಕೆ ಹೋದ್ಲು. ಸಾವಂತರವನಿಂದ ರೈತನ ಮಗಳು ಹೆಂಡತಿ ಹೋದ್ರು. ಏ, ಹೊಲ ಕಾಯಕ ಯಾರೂ ಇಲ್ಲ, ನಾ ಬರ್ತೇನೆ ಅಂತ ಬಸಪ್ಪನಲ್ಲೇ ಬಿಟ್ಟು ಅವನು ಹೋಗಿಬಿಟ್ಟ. ಬಸಪ್ಪ ಒಳೆ ಹುಚ್ಚರು ಸವಾಸ ಆತಲ್ಲ ಅಂತ ಅಂದ್ಕೊಂಡು ಮುಂದಿನ ಓಣಿಗೆ ಹೋದ. ಒಂದು ಹಳೆಯ ಮನೆ ಮುಂದೆ ಒಬ್ಬ ಮುದುಕ ಕುಂತಿದ್ದ. ಅವನ ಹತ್ರ ಹೋಗಿ, ಯಜ್ಜ, ಈ ಊರಾಗ ಜನರಿಗೆ ಕಿವಿ ಕೇಳಿಸೋದಿಲ್ಲೇನ ಅಂತ ಕೇಳಿದ್ದು ಒಂದ ತಡ. ಆ ಮುದುಕ ಎದ್ದು ಬಸಪ್ಪನ ಗಟ್ಟಿಯಾಗಿ ಹಿಡ್ಕೊಂಡು, ನನಗೂ ವಯಸ್ಸಾಗೈತಪ್ಪ, ನನ್ನ ಕುರಿ ಕಾಯಕ ಯಾರು ಇಲ್ಲ, ನೀ ಕೆಲಸ ಕೇಳಕ್ ಬಂದಿದ್ದು ಬಹಳ ಚಲೋ ಆಯ್ತು. ನೋಡಪ್ಪ, ನನ್ನ ಹತ್ರ ಬರೋಬ್ಬರಿ 200 ಕುರಿ ಅದಾವ, ನೀ ದಿನ ಅವನ್ ಮೇಯಿಸ್ಕೊಂಡು ಬಂದ್ರೆ ನಿನಗ 2 ಹೊತ್ತು ಊಟ, ವರ್ಷಕ್ಕ 1 ಜೋಡಿ ಧೋತ್ರ, ಅಂಗಿ, 1 ಕಂಬಳಿ, 1 ಜೋಡಿ ಮೆಟ್ಟ ಕೊಡಿಸಿ ಮ್ಯಾಲೆ 4-5 ರೂಪಾಯಿ ಪಗಾರ ಕೊಡ್ತೇನೆ, ತಗೋ ಈ ಕೋಲು ಅಂತ ಕೈಯಾಗ ಒಂದು ಕೋಲು ಕೊಟ್ಟ. ಬೂದಿ ಬಸಪ್ಪ, ಇದು ಒಂದು ನಮೂನೆ ಅನುಭವನ ಅಂದವನ. ಕೋಲು ಕೈಯಾಗ ಹಿಡ್ಕೊಂಡ, ಕುರಿ ಹೊಡ್ಕೊಂಡು ಟ್ರ್ಯಾ ಅಂತ ಅಂದವನ ಕುರಿ ಮೇಯ್ಸಾಕಂತ ಅಡವಿಗೆ ಹೋದ. ಅಡವಿಯಾಗ ಕುರಿ ಮೇಯಾಕ ಬಿಟ್ಟು ತಾವು ಒಂದು ಗಿಡದ ಬುಡಕ್ಕೆ ಕುಂತ. ಮಠ ಮಠ ಮಠ ಮಠ ಮಧ್ಯಾಹ್ನದ ಬಿಸಿಲು ನೀರಡಿಕಾತು. ಹೊಳಿ ಹತ್ರ ಹೋಗಿ ನೀರು ಹೆಂಗೆ ಕುಡಿದು ಬರೋದು ವಿಚಾರ ಮಾಡಕ್ಕತ್ತಿದ. ಕುರಿ ಕಡೆ ನೋಡ್ಕೊಳ್ಳಾಕ ಯಾರಾದರೂ ಇದ್ದಿದ್ರೆ ಭಾಳ ಚಲೋ ಆಗ್ತಿತ್ತು ಅಂತ ವಿಚಾರ ಮಾಡುವಷ್ಟೊಳಗೆ ಅಲ್ಲೇ ಸಮೀಪದಾಗ ಒಬ್ಬವ ಹೊಲ ಹರಗಾಕತ್ತಿದ್ದ. ಬಸಪ್ಪ ಅವನ ಕಡೆ ಹೋಗಿ, ಯಪ್ಪ ಯಜಮಾನ, ಸ್ವಲ್ಪ ಕುರಿ ಕಡೆ ನೋಡ್ಕೊಂತಿರು, ನಾ ಹೋಗಿ ನೀರು ಕುಡಿದು ಬರ್ತೀನಿ ಅಂತ ಕೂಗಿ ಹೇಳಿದ. ಆ ಒಕ್ಕಲಿಗೆ ಇವನ ಕಡೆ ನೋಡ್ಕೊಂತ ಕೈ ಎತ್ತಿ ಬಾರ್ಕೋಲ್ನಿಂದ ಎತ್ತಿ ಹೊಡೆದು, ಹಲ್ಯ ಏ ಹಲ್ಯ ಅಂತ ಅಂದ. ಆವಾಗ ಬಸಪ್ಪ, ಓಹೋ, ಆ ಒಕ್ಕಲಿಗೆ ಆಗಲಿ ಅಂತ ಬಾರ್ಕೋಲ್ ಎತ್ತಿ ಸೊನ್ನಿ ಮಾಡಿ ಹೇಳಿದ ಅಂತ ತಿಳ್ಕೊಂಡು, ಇನ್ಯಾಕ ಕುರಿ ಕಡೆ ಚಿಂತಿ ಅಂತ ಹೊಳಿ ಕಡೆ ಓಡಿ ಬಂದು ನೀರು ಕುಡಿದು ತಿರುಗಿ ಬಂದ. ಬಸಪ್ಪ ಕುರಿ ಎಲ್ಲ ಲೆಕ್ಕ ಮಾಡಿ ನೋಡಿದ, ಬರೋಬ್ಬರಿ 200 ಕುರಿ ಇದ್ದು. ಅದಕ್ಕೆ ಪಾಪ ಒಕ್ಕಲಿಗೆ, ನನ್ನ ಕುರಿ ಸರಿಯಾಕಾದಾನ, ಅದಕ್ಕೆ ಅವಂಗ ಬಹುಮಾನ ಅಂತ ಒಂದು ಕುರಿ ಕೊಟ್ಟು ಬಿಟ್ರೆ ಮತ್ತೆ ಮುಂದೆ ಹಿಂಗೆ ಆಸರಾಗ್ತಾನ ಅಂತ ತಿಳ್ಕೊಂಡು ಒಂದು ಕುಂಟು ಕುರಿ ಮರಿ ಅಂದ್ರೆ ಒಂದು ಕಾಲು ಮುರಿದಿತ್ತು, ಆ ಕುಂಟು ಕುರಿ ಮರಿ ಎತ್ಕೊಂಡು ಹೋಗಿ, ಯಪ್ಪ ಯಜಮಾನ, ನೀನು ನನ್ನ ಕುರಿಗಳನ್ನು ಭಾಳ ಜವಾಬ್ದಾರಿಯಿಂದ ನೋಡ್ಕೊಂಡಿಯೇನಪ್ಪ, ಅದಕ್ಕೆ ನಾ ಬಹುಮಾನ ಅಂತ ನಿನಗೆ ಈ ಕುರಿ ಮರಿ ಕೊಡ್ತೇನೆ, ತಗೋ. ಆದ್ರೇನಪ್ಪ, ಈ ಕುರಿ ಮರಿದು ಒಂದು ಕಾಲು ಮುರಿದೈತಿ, ಸಂಭಾಳಿಸ್ಕೋಬೇಕು ಅಂತ ಮುರಿದ ಕಾಲು ತೋರಿಸಿದ. ಬಸಪ್ಪ ಮುರಿದ ಕುರಿ ಮರಿ ಕಾಲು ತೋರಿಸಿದ ಕೂಡಲೇ, ಏ ಇಲ್ಲಪ್ಪ, ನಿನ್ನ ಕುರಿ ಮರಿ ಕಾಲು ನಾ ಮುರಿದಿಲ್ಲ, ನಿನ್ನ ಕುರಿ ಹಿಂಡಿನ ಕಡೆ ನಾ ಕಣ್ಣೆತ್ತಿಸುದ್ದ ನೋಡಿಲ್ಲ, ದೇವರ ಹಣೆಗೂ ನಾ ಮುರಿದಿಲ್ಲ, ಯಾರು ಮುರಿದಾರೋ ಏನೋ ಅಂದ. ಒಕ್ಕಲಿಗೆ ಹಂಗಂದಿದ್ದು ಕೇಳಿ ಬಸಪ್ಪಗೆ ದಿಗಲು ಬಡಿತ್ರಿ. ಅಲ್ಲ, ನಾನು ಕುರಿ ಮರಿ ಕೊಡಕ್ಕೆ ಹೋದ್ರೆ ಇವ ಈ ನಮೂನಿ ಮಾತಾಡಕ್ಕೆ ಹತ್ತೇನಲ್ಲ ಅಂತ ಅಂದ್ಕೊಂಡವನ. ಹೇ ಯಜಮಾನ, ಪುಗ್ಶೆಟ್ಟಿ ಕುರಿ ಮರಿ ನಿನಗೆ ಯಾರು ಕೊಡ್ತಾರೋ, ಯಾರು ಕೊಡ್ತಾರ ಅಂತಾದ್ರಾಗ ನಾ ಕೊಡಕ್ಕೆ ಬಂದ್ರೆ ಇಲ್ಲದನ್ನೆಲ್ಲ ಮಾತಾಡ್ತೀಯಲ್ಲ, ಬೇಕಾದ್ರೆ ತಗೋ, ಬೇಡಾದ್ರೆ ಬಿಡು, ನಿನ್ನ ಮೈಯನ್ನು ಸೊಕ್ಕ ನಾ ಏನು ಮಾಡಲಿ ಅಂದ ಜೋರಾಗಿ. ಹೇ ತಮ್ಮ, ನಾನು ನಿನ್ನ ಕುರಿ ಮರಿ ಕಾಲು ಮುರಿದೇನೆ ಅಂತ ನನ್ನ ಮೇಲೆ ಕಟ್ಲೆ ಹಾಕ್ತೀಯ, ಕಟ್ಲೆ ಹಾಕೋಗು ಗಂಡು ಮಗನ, ಹಾಕೋಗು, ನಾನು ನೋಡೇ ಬಿಡ್ತೇನೆ, ನನ್ನ ಹೊಲ ಮನೆ ಮಾರಿ ಆದರೂ ನಾನು ಕಟ್ಲೆ ನಡೆಸಿ ಗೆದ್ದು ತೋರಿಸ್ತೀನಿ ಅಂದ. ಅಷ್ಟರಾಗ ಪೊಲೀಸ ಸೈಕಲ್ ಹತ್ತಿ ಬಂದ, ಇವ್ರು ಜಗಳ ಮಾಡೋದನ್ನು ನೋಡಿದ. ಮೊದಲ ಹೇಳಿ ಕೇಳಿ ಪೊಲೀಸ, ಯಾಕ್ರಲೇ ಮಕ್ಕಳ ತಿಂದು ಮೈಯಾನ್ ಸೊಕ್ಕಳೇ ಮಕ್ಕಳ, ಜಗಳ ಮಾಡಕತ್ತೀರಿ, ನಿಮಗೆ ಕೆಲಸ ಬಗಿಸಿ ಏನು ಇಲ್ಲ ಏನು ಮಕ್ಕಳ ಅಂದ. ಅದಕ್ಕೆ ಬಸಪ್ಪ, ನೋಡ್ರಿ ಪೊಲೀಸ್ ಸಾಹೇಬ್ರ, ನಾನು ನೀರು ಕುಡಿಯಕ್ಕೆ ಹೋದಾಗ ಇವ ಒಂದು ತಾಸು ನನ್ನ ಕುರಿ ಕಾದಾನ, ಅದಕ್ಕಂತ ಒಂದು ಕುರಿ ಪುಗ್ಸಟ್ಟಿ ಕೊಡಕ್ಕೆ ಹೋದ್ರೆ ಈ ನಮೂನಿ ಒದರ್ತಾನ ಅಂದ. ಅವಾಗ ಒಕ್ಕಲಿಗೆ, ಸಾಹೇಬ್ರ ದೇವರಾಣಿ ಮಾಡಿ ಹೇಳ್ತಾನೆ, ನಾ ಇವನು ಕುರಿ ಕಾಲು ಮುರಿದಿಲ್ಲ, ಇವ ಸುಳ್ಳು ಹೇಳಕತ್ತಾನೆ, ನೀವ ಸ್ವಲ್ಪ ನ್ಯಾಯ ಬಗ್ಗೆ ಹರಿಸ್ರಿ, ತರಲಿಲ್ಲ ನಿಮ್ಮ ಸೈಕಲ್ ನಾ ಹಿಡ್ಕೊಳ್ತೇನೆ ಅಂತ ಪೊಲೀಸನ ಸೈಕಲ್ ಹಿಡ್ಕೊಳ್ತಾನ. ಅವಾಗ ಬಸಪ್ಪ, ಬ್ಯಾಡ್ರಿ ಸಾಹೇಬ್ರ, ಈ ಸೈಕಲ್ ನಾ ಹಿಡ್ಕೊಂತೇನೆ ಅಂತ ಅವನು ಸೈಕಲ್ ಹಿಡ್ಕೊಂಡ. ಇಬ್ರು ಸೈಕಲ್ ಹಿಡ್ಕೊಂಡಿದ್ ನೋಡಿ ಪೊಲೀಸ ಘನ ಸಿಟ್ಟಿಗೆದ್ರಿ, ಯಾಕರ್ಲೇ ಮಂಗ್ಯನ ಮಕ್ಕಳ, ಹಗರ್ಕ ನನ್ನ ಮೇಲೆ ಬಂದ್ರೇನ, ಈ ಸೈಕಲ್ ನಂದು ಸ್ವಂತದ್ದು, ಕದ್ಕೊಂಡು ಬಂದೇನೆ ಅಂತ ತಿಳಿದ್ರೇನ, ನನ್ನ ಮಾವ ಕೊಟ್ಟಾನ, ಓಲೇ ಬಿಡ್ರಿ ಕೈನ ಮಕ್ಕಳ ತಂದ, ನಾ ಅಂದ್ರೆ ಯಾರಂತ ತಿಳಿದ್ರಿ ಮಕ್ಕಳ, ನಾ ಪೊಲೀಸ್ ಅದೇನೆ ಪೊಲೀಸ, ಕೈ ಬಿಡ್ರಿ ನನ್ನ ಸೈಕಲ್, ಅಂತ ಚೀರ್ದ. ಅಷ್ಟರಾಗ ಆ ಊರು ಗೌಡ ಮನ್ಯಾಗ ಏನೋ ಹೆಂಡತಿ ಕೂಡ ಜಗಳ ಮಾಡಿ ಹೆಂಡತಿನ ಸಿಕ್ಕಂಗೆ ಹೊಡೆದು ಬಂದಿದ್ದ, ಅದ ಸಿಟ್ಟಿನ್ಯಾಗ ಹೊಂಟಿದ್ದ. ಅವಾಗ ಒಕ್ಕಲಿಗ ಗೌಡ್ರು ನೋಡಿ ನಮಸ್ಕಾರ ಮಾಡಿ, ಗೌಡ್ರೆ ನೀವ ನ್ಯಾಯ ಬಗೆಹರಿಸ್ರಿ, ನಾ ಅವನ ಕುರಿ ಕಾಲು ಮುರಿದಿಲ್ಲ ಅಂತ ಕಾಲಿಗೆ ಬಿದ್ದ. ಅವಾಗ ಪೊಲೀಸ, ಮಾವರ ನೀವ ಹೇಳ್ರಿ, ನಿಮ್ಮ ಮಗಳು ಮದುವೆಯಾಗ ನೀವು ನನಗೆ ಈ ಸೈಕಲ್ ವರದಕ್ಷಿಣೆ ಅಂತ ಕೊಟ್ಟಿರಲ್ಲ? ಇವ್ರ ಮಾತು ಕೇಳಿ ಗೌಡ ಸಿಟ್ಟಿನಿಂದ, ಯಾಕ್ರಲ್ಲೇ ಬೇಬರ್ಸಿ ನನ್ನ ಮಕ್ಕಳ, ನಾ ನನ್ನ ಹೆಂಡತಿಗೆ ಹೊಡಿತೇನಿ ಬಡಿತೇನಿ, ನಮ್ಮ ಗಂಡ ಹೆಂಡತಿ ಜಗಳದಾಗ ಬಾಯಿ ಹಾಕಕ್ ನೀವ್ಯಾರಲೇ, ಅಷ್ಟಕ್ಕೆ ಬಿಟ್ಟೇನೆ ಆಕಿನ್ನ, ಇನ್ನೊಮ್ಮೆ ಎದುರು ವಾದಿಸಿದ್ಲು ಅಂದ್ರ ಕುತ್ತಿಗೆ ಕುತ್ತಿಗೆ ಹೆಚ್ಚಿಗೆ ಹಾಕಿನ, ಊರು ಹೊರಗಿನ ಹುಣಸಿಗಿಡ ತೂಗು ಹಾಕ್ಯನ ಮಕ್ಕಳ, ಅದನ್ನ ಕೇಳಕ್ ನೀವ್ಯಾರು, ಸುಮ್ಮನೆ ಹೋಗ್ರಿ ಅಂತ ಹೇಳಿ ಹೋಗ್ಬಿಟ್ಟ ಗೌಡ. ಅವಾಗ ಪೊಲೀಸ ಒಕ್ಕಲಿಗೆ ಅವನು ಭುಜ ತಟ್ಟಿ, ನೋಡಿದೆನೋ ಅವ ನನ್ನ ಮಗಳ ಕೊಟ್ಟ ಮಾವ, ಇನ್ನೊಮ್ಮೆ ನನ್ನ ಸೈಕಲ್ ಸುದ್ದಿಗೆ ಬಂದಿ ಅಂದ್ರ ಅವಾಗ ಹೇಳ್ತಾನೆ ಮಂಗ್ಯನ ಮಕ್ಕಳ ಅಂತ ಸೈಕಲ್ ಹತ್ತಿ ಪೊಲೀಸ್ನೂ ಹೋದ. ಒಕ್ಕಲಿಗೆ ಹೇಳ್ತಾನ ಬಸಪ್ಪಗೆ, ಸಾಕೇನಪ್ಪ ಸಾಕ್ಷಿ, ಈಗರ ತಿಳಿತಿಲ್ಲೋ ನಿನಗ, ಪೊಲೀಸ್ ಸಾಹೇಬ್ರು ನನ್ನ ಭುಜ ತಟ್ಟಿ ಏನು ಹೇಳಿದ್ರು ಗೊತ್ತಾತಿಲ್ಲ, ನೀ ಭಾಳ ಒಳ್ಳೆಯವ, ನೀ ಏನು ಅವ್ರ ಕುರಿ ಮರಿ ಕಾಲು ಮುರಿದಿಲ್ಲ ಅಂತ ಹೇಳಿ ಹೋದ್ರಿಲ್ಲ, ಹಾಂ ಬೇಡ ನೀನು ಹಂಗ ಹಂಗ ಅಂತ ಅಂದವನ. ಅವನು ಹೋಗಿಬಿಟ್ಟ. ಇನ್ನು ಜಾಸ್ತಿ ಕೆಪ್ಪುರಾಗಿದ್ದರೆ ಬಸಪ್ಪ ತಾನು ಕೆಪ್ಪಾಗಿಬಿಟ್ಟಾನ ಇಲ್ಲ ಹುಚ್ಚಾಗಿಬಿಟ್ಟಾನ ಅಂತ ತಿಳಿದು ಕೆಪ್ಪುರಿಂದ ಸುಸ್ತೂರಿಗೆ ಬಂದ. ಈ ಸುಸ್ತೂರಾಗ ಎಲ್ಲರೂ ಭಾಳ ಸುಸ್ತಾಗೇ ಇರ್ತಿದ್ರಿ. ಬಸಪ್ಪಗೆ ಆಶ್ಚರ್ಯ ಆಯ್ತು, ಅಲ್ಲ ಇವನ ಈ ಊರಾಗ ಎಲ್ಲರೂ ಜೋಲ್ ಮುಖ ಹಾಕ್ಕೊಂಡು ಯಾವಾಗಲೂ ಸುಸ್ತಾಗಿ ಇರ್ತಾರಲ್ಲ, ಕಾರಣ ಕಂಡು ಹಿಡಿಬೇಕು ಅಂತ ಅನ್ಕೊಂಡು ಅವನ ಅಲ್ಲೇ ಒಬ್ಬ ಮುದುಕನ ಕೇಳಿದ. ಅಲ್ರಿ ಯಜಮಾನ್ರೆ, ಈ ಊರಾಗ ಜನ ಎಲ್ಲ ಭಾಳ ಸುಸ್ತು ಹೊಡೆದ ಇರ್ತಾರಲ್ಲ, ಯಾಕ್ರಿ ನೀವ್ಯಾಕೆ ಸುಸ್ತಾಗಿರ್ತೀರಿ ಅಂತ ಕೇಳಿದಕ್ಕೆ ಯಜಮಾನ, ಏನು ಮಾಡೋದ್ರಿಪ್ಪ, ನಿನ್ನೆ ನಮ್ಮ ಮನ್ಯಾಗ ಕಳ್ತನ ನಡೀತು, ಕಳ್ತನ ಆಗೈತಿ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಕ್ಕೆ ಹೊಂಟಾಗ ದಾರ್ಯಾಗ ನಾಯಿ ಕಡ್ದು ಬಿಡ್ತು, ನಾಯಿ ಕಡ್ದಿದ್ದಕ್ಕೆ ನಾ ಮತ್ತೆ 14 ಇಂಜೆಕ್ಷನ್ ಮಾಡಿಸ್ಕೋಬೇಕಾಯ್ತು, ಅದಕ್ಕೆ ಸುಸ್ತಾಗೇನ್ ನೋಡ್ರಿ ಅಂತ ಹೇಳಿದ್ದ. ಬೂದಿ ಬಸಪ್ಪ, ಹಂಗಾದ್ರೆ ನೀವು ಯಾವ ತುಪ್ಪ ತಿಂತೀರಿ ಅಂತ ಕೇಳಿದ. ಯಜಮಾನ, ನಾವು ಹಳ್ಳಿ ಜನ ರೀ, ಮನೆಯಾಗ ಹೈನಾ ಕಟ್ಟೇವಿ, ಒಳ್ಳೆ ಶ್ರೇಷ್ಠವಾದಂಥ ತುಪ್ಪನ ತಿಂತೇವಿ ಅಂದಾಗ ಅದ ತಪ್ಪು ನೋಡ್ರಿ ಯಜಮಾನ್ರ, ನೀವು ಶ್ರೇಷ್ಠ ತುಪ್ಪ ತಿನ್ನೋದ ತಪ್ಪು, ನೀವು ಅಕಸ್ಮಾತ್ ಡಾಲ್ಡ ತಿಂದಿದ್ರೆ ಎಲ್ಲ ಬರೋಬ್ಬರಿ ಆಕಿತ್ತು ಅಂತ ಹೇಳಿದ್ದಕ್ಕೆ ಮುದುಕ, ಇದೇನು ಹೇಳ್ತೀರಿ ನೀವು, ನಾವು ಸುಸ್ತಾಗೋದಕ್ಕೂ ಡಾಲ್ಡ ತಿನ್ನೋದಕ್ಕೂ ಸಂಬಂಧನೇ ಇಲ್ಲಲ್ರಿ. ಯಾಕಿಲ್ಲರಿ ಯಜಮಾನ್ರ, ಹೇಳ್ತೀನಿ ಕೇಳ್ರಿಲ್ಲ, ಜೇರ್ ಕರ್ತ ನೀವು ಡಾಲ್ಡ ತಿಂದಿದ್ರೆ ನಿಮಗೆ ನಾಯಿ ಕೆಮ್ಮು ಶುರು ಆಗ್ತಿತ್ತು, ರಾತ್ರಿ ಎಲ್ಲ ಅಂತ ಕೆಮ್ತಿದ್ರಿ, ನೀವು ರಾತ್ರಿ ಎಲ್ಲ ಕೆಮ್ಮಿದ್ರೆ ನಿಮ್ಮ ಕೆಮ್ಮಿನ ಆವಾಜ್ ಕೇಳಿ ಕಳ್ಳ ನಿಮ್ಮ ಮನೆಗೆ ಬರ್ತಿದ್ದಿಲ್ಲ, ಅಲ್ದ ಡಾಲ್ಡ ತಿನ್ನೋದ್ರಿಂದ ನಿಮ್ಮ ಕಣ್ಣು ಲಗುನ ಮಂಜಾಗ್ತಿದ್ವು, ಕಣ್ಣು ಮಂಜಾಗಿದ್ರೆ ನೀವು ಕೈಯಾಗ ಕೋಲ್ ಹಿಡಿತಿದ್ರಿ, ಕೈಯಾಗ ಕೋಲ್ ಹಿಡ್ಕೊಂಡು ದಾರ್ಯಾಗ ಅಡ್ಡಾಡಿದ್ರೆ ನಾಯಿ ಹೆದರಿ ನಿಮ್ಮ ಸಮೀಪ ಬರ್ತಿದ್ದಿಲ್ಲ, ಓಡಿ ಹೋಗ್ತಿದ್ವು. ಅಲ್ಲದ ಇನ್ನೊಂದು ದೊಡ್ಡ ಗುಣ ಆಯ್ತ್ರಿ ಡಾಲ್ಡಾದ್ದು, ಅದೇನಂದ್ರೆ ನೀವು ಇಷ್ಟು ವಯಸ್ಸಿನ ತನಕ ಬದುಕಿ ತ್ರಾಸ ತಗೊಳ್ಳೋ ಬದಲು ಇನ್ನೂ ಸಣ್ಣ ವಯಸ್ಸಿನಾಗ ಗೊಟ್ಟಕ್ಕಂತಿದ್ರಿ, ತಿಳಿತಲ್ರಿ ಈಗರ ನಿಮಗೆ ಡಾಲ್ಡಾದ ಮಹಿಮ, ಇನ್ಮೇಲೆ ತುಪ್ಪ ಬಿಟ್ಟು ಡಾಲ್ಡ ತಿನ್ನಕ್ಕೆ ಶುರು ಮಾಡ್ರಿ ಅಂತ ಉಪದೇಶ ಮಾಡಿದ. ಇವ ಇಷ್ಟು ಉಪದೇಶ ಮಾಡೋದನ್ನ ನೋಡಿ, ಅಲ್ರಿ ಆರೋಗ್ಯದ ಬಗ್ಗೆ ಎಷ್ಟು ತಿಳ್ಕೊಂಡ್ರಲ್ಲ, ನೀವು ಯಾವ ಖಾತೆದಾಗ ಕೆಲಸ ಮಾಡ್ತೀರಿ ಅಂತ ಕೇಳಿದ. ಬಸಪ್ಪ ಒಂದು ರೀಲ್ ಬಿಟ್ರಿ, ನೋಡ್ರಿ ಯಜಮಾನ್ರೆ ನಾನು ಕುಟುಂಬ ಕಲ್ಯಾಣ ಖಾತೆಯೊಳಗೆ ಕೆಲಸ ಮಾಡ್ತೀನಿ ಅನ್ನಂಗೆ, ನಿಮಗೆ ಮಕ್ಕಳು ಎಷ್ಟ್ರಿ ಅಂತ ಕೇಳಿದ. 8 ಮಕ್ಕಳು. ಅಲ್ರಿ ಯಜಮಾನ್ರ, ಈ ರೇಡಿಯೋ ಟಿ ವಿ ಒಳಗೆ ಯಾಕೆ ನೀವು ಒಂದ ಮಾಡೋ ಜಾಗದಾಗೂ ಕುಟುಂಬ ಯೋಜನಾದವರು 2 ಮಕ್ಕಳು ಸಾಕು ಅಂತ ಬೋರ್ಡ್ ಹಾಕಿದ್ದನ್ನ ಓದಿಲ್ಲೇನ್ರಿ ಯಜಮಾನ್ರ ಅಂತ ಬಸಪ್ಪ ಕೇಳ್ತಾನ. ಅದೆಲ್ಲ ಓದೇನು ಬಿಡ್ರಿ ಅಂತ ಹೇಳಿದ್ದಕ್ಕೆ ಬಸಪ್ಪ, ಹಂಗಾದ್ರೆ ನೀವು ನಿರೋಧ ಯಾಕೆ ಉಪಯೋಗಿಸ್ಲಿಲ್ಲ? ಅದಕ್ಕೆ ಯಜಮಾನ್ ಹೇಳ್ತಾನ, ಅದನ್ನು 2 ವರ್ಷ ಉಪಯೋಗಿಸಿದ್ರಿ, 2 ಮಕ್ಕಳು ಹುಟ್ಟಿದ್ವು, ಒಂದು ಗಂಡು ಒಂದು ಹೆಣ್ಣು, ಅದಕ್ಕೆ ಅವರಿಗೆ ನಿರ್ಮಲ್ ಮತ್ತು ನಿರ್ಮಲ ಅಂತ ಹೆಸರಿಟ್ಟೇನ್ರಿ. ಬಸಪ್ಪ, ಅದು ಯಾವುದೋ ಡುಪ್ಲಿಕೇಟ್ ನಿರೋಧ ಇರಬೇಕ್ರಿ, ಇಲ್ಲ ಯಾರೋ ಅದಕ್ಕೆ ತೂತ್ ಮಾಡಿರ್ಬೇಕು, ಹೋಗಲಿ ಬಿಡ್ರಿ ಗುಳಿಗೆ ಸಿಗ್ತೈತಲ್ಲ ಅದನ್ನ ಯಾಕೆ ಉಪಯೋಗಿಸ್ಲಿಲ್ಲ ಅಂದಿದ್ದಕ್ಕೆ ಯಜಮಾನ, ಉಪಯೋಗಿಸಿದೆ 2 ವರ್ಷ ಗುಳಿಗೆ ಉಪಯೋಗಿಸಿದ್ದಕ್ಕೆ 2 ಹೆಣ್ಮಕ್ಳು ಹುಟ್ಟಿದ್ರಿ, ಅದಕ್ಕೆ ಅವರಿಗೆ ಮಾಲಾ ಸಿ ಮಾಲಾ ಡಿ ಅಂತ ಹೆಸರಿಟ್ಟೇನಿ ಅಂದ. ಬೂದಿ ಬಸಪ್ಪ ಅದಕ್ಕೂ ಬಿಡದನ, ಅದು ಹೋಗಲಿ ಬಿಡ್ರಿ, ಅಲ್ಲ ಕಾಪರ್ ಟೀ ಅಂತ ಬರ್ತೈತಲ್ಲ ಅದನ್ನ ಯಾಕೆ ಉಪಯೋಗಿಸ್ಬಾರ್ದು ಅಂತ ಕೇಳಿದ್ದಕ್ಕೆ ಯಜಮಾನ ಕಾಪರ್ ಟೀನು ಉಪಯೋಗಿಸಿದ್ರಿ, ಅದಕ್ಕೆ ಎರಡು ಮಕ್ಕಳು ಹುಟ್ಟಿದ್ವು, ಅದಕ್ಕೆ ಅವರಿಗೆ ಕುಪ್ಪು ಟಿಕ್ಕು ಅಂತ ಹೆಸರಿಟ್ಟೇನೆ ಅಂದ. ಇಷ್ಟೆಲ್ಲ ಮಾಡುವ ಬದಲು ಎರಡು ವರ್ಷ ನಿಮ್ಮ ಹೆಂಡತಿಯಿಂದ ದೂರಿದ್ದು ಸುಮ್ಮನೆ ಇರಬಾರ್ದಿತ್ತೇನ್ರಿ ಅಂದಿದ್ದಕ್ಕೆ ಅದನ್ನೂ ಮಾಡಿದ್ರಿ. ಎರಡು ವರ್ಷ ನನ್ನ ಹೆಂಡತಿಯಿಂದ ದೂರಿದ್ದು ಸುಮ್ಮನೆ ಇದ್ದಿದ್ದಕ್ಕೆ ಎರಡು ಮಕ್ಕಳು ಹುಟ್ಟಿದ್ವು, ಅದಕ್ಕೆ ಅನಾಮಿಕ ಒಂದು ಅನಾಮಿಕ ಎರಡು ಅಂತ ಹೆಸರಿಟ್ಟೇನಿ ಅಂತ ಯಜಮಾನನ ಮಾತು ಕೇಳಿ ಬಸಪ್ಪ ಸುಸ್ತಾದ. ನಮ್ಮ ಬೂದಿ ಬಸಪ್ಪ ಸುಸ್ತಾಗಿ ಸುಸ್ತರು ಬಿಟ್ಟು ಮುಂದೆ ಎಲ್ಲಿ ಹೋದ ಏನು ಮಾಡಿದ ಅಂತ ಮುಂದೆ ಮತ್ತೊಮ್ಮೆ ಹೇಳ್ತೇನಂತ. ಈಗ ನನಗೆ ಅಪ್ಪಣೆ ಕೊಡ್ರಿ. ನಮಸ್ಕಾರ. ಹಾಸ್ಯ ಪ್ರವೀಣ ಆಕಾಶವಾಣಿ ಕಲಾವಿದ ಶ್ರೀ ಸೋಮಶೇಖರ್ ಜಾಡರವರ ಮುಂದಿನ ಹಾಸ್ಯ ಲಹರಿ ಅಡ್ಡ ಕಸಬಿ ಎಡವಟ್ರಾಯ.
1: ಇದುವರೆಗೂ ಹಾಸ್ಯಲಹರಿ ಬೂದಿ ಬಸಪ್ಪ ಇದನ್ನು ಕೇಳಿದಿರಿ. ಇದರ ಕಥೆ ಸಂಭಾಷಣೆ ನಿರ್ದೇಶನ ಸೋಮಶೇಖರ ಜಾಡರ್ ಇವರದಾಗಿತ್ತು. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
3: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
4: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
3: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
5: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 RJ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

ಕಾಣಬಾರದು. ಕತ್ತಲದಾಗ ಒಬ್ಬನ ಬಂದು, ಹಿತ್ತಲದಾಗ ಬಾಗಲಬಾರದು, ಕತ್ತಲದಾಗ ಒಬ್ಬನ ಬಂದು ಸುತ್ತ

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ದಾಸರ ಪದಗಳನ್ನು ಕೇಳಲಿದ್ದೀರಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕಾಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷದ್ ಹರ್ಲಾಪುರ್.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಂಬಿ ಕೆಟ್ಟವರಿಲ್ಲವೋ ಎನ್ನುವಂತ ಒಂದು ಸುಮಧುರವಾದಂತಹ ಭಕ್ತಿ ಗೀತೆಯನ್ನ ಪುತ್ತೂರು ನರಸಿಂಹನಾಯಕ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ದಾಸರ ಪದವನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪಾದ ಕಂಡು ಪಾವನ ಆದೆನು ಎನ್ನುವಂತಹ ಒಂದು ಸುಂದರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಯಾರೇ ರಂಗನ ಯಾರೇ ಕೃಷ್ಣನ ಕರೆಯ ಬಂದವರು ಎನ್ನುವಂತಹ ಒಂದು ಸುಮಧುರವಾದಂತಹ ಪುರಂದರದಾಸರ ಕೃತಿಯನ್ನ ಅನ್ನಪೂರ್ಣ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಶ್ರೀಮನ್ನಾರಾಯಣ ಎನ್ನುವಂತಹ ಒಂದು ಸುಮಧುರವಾದಂತಹ ಭಕ್ತಿ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಸುಪ್ರ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಿನ್ನ ಒಲುಮೆಯಿಂದ ಎನ್ನುವಂತ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನ ರಾಯಚೂರು ಶೇಷಗಿರಿ ದಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ದಾಸರ ಪದವನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.